0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾರೆ.

0: ಇದ್ದಾರೆ ಅದನ್ನು ಕೇಳ್ತಾ ಇರಿ. ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ. ವಿಶ್ವ ಕುಂದಾಪುರ ಕನ್ನಡ ದಿನ.
2: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ ಕೇಂತಾಯಿರಿ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ. ನಮ್ಮ ಕುಂದಾಪುರ ಕನ್ನಡ ಅಂದ ಕೂಡಲೇ ನಮ್ಮ ಕುಂದಾಪುರಿಗರು ಯಾರೆಲ್ಲ ಯಾರು ನೆನಪಾತ್ರ ಅಂದ್ರೆ, ಈಗಿನಲ್ಲಿ ನಮ್ದು ಡಿಜಿಟಲ್ ಕ್ರಿಯೇಟರ್ಸ್, ರೀಲ್ಸ್ ಅಲ್ಲಿ ಬಪ್ಪರ, ರೀಲ್ಸ್ ಮಾಡುವರ, ಇಂಥವ್ರೆ ನಮ್ ನೆನಪಾಪದ್ ಫಸ್ಟಿಗೆ ಅವ್ರ ಮಂಡಿಯೇ ಬಪ್ಪದ್. ಆದ್ರೆ ಅದ್ರ ಹಿಂದೆ ಆ ಕುಂದಾಪುರ ಕನ್ನಡನ ವಿಜೃಂಭಿಸೋ ಹಂಗ್ ಮಾಡಿದವರು. ಒಂದು ಕಾಲದಲ್ಲಿ ನಾವು ಕುಂದಾಪುರ ಕನ್ನಡ ಮಾತಾಡೋದು ಅಂದ್ರೆ ನಾಚ್ಕಂಬ್ದ, ಅಯ್ಯಪ್ಪ ಯಾರೇ ಅಂತ ಅನ್ಕೊಂತರು ಅಂತೇಳಿ ಅನ್ಕೊಂಡು ನಾವು ಕರ್ನಾಟಕಕ್ಕೆ ಹಾರಿಸೋದಲ್ಲ ಇದ್ದಿತ್ತು. ಆದ್ರೆ ಅಂಥ ಸಂದರ್ಭದಲ್ಲೂ, ಅಂಥ ಕಾಲದಲ್ಲೂ ಕುಂದಾಪುರ ಕನ್ನಡವನ್ನೇ ಮಾತಾಡಿ, ಕುಂದಾಪುರ ಕನ್ನಡದ ಭಾಷಣಗಳನ್ನೇ ಮಾಡಿ, ಕುಂದಾಪುರ ಕನ್ನಡದಲ್ಲೇ ಬರೆದ, ಕುಂದಾಪುರ ಕನ್ನಡದ ಹಾಡುಗಳನ್ನೇ ಬರೆದವರು ನಮ್ಮೊಟ್ಟಿಗಿದ್ರ. ಇವರು ಒಂದಾನೊಂದು ಕಾಲದಿಂದಲೂ ಇವತ್ತಿನವರೆಗೂ ಕೂಡ ಕುಂದಾಪುರ ಕನ್ನಡ ಮಾತಾಡುವರು ಯಾರು ಅನ್ಕೇಂದ್ರೆ ಇವ್ರ ಹೆಸರೇ ನೆನಪಾಪದ. ಅವ್ರು ಬೇರೆ ಯಾರು ಅಲ್ಲ, ಐರೋಡಿ ಶಂಕರ ನಾರಾಯಣ ಹೆಬ್ಬಾರ್. ಗೊತ್ತಾಯ್ಲಲ್ಲ, ಹೇಳ್ತಿಕೇನೆ, ASN ಹೆಬ್ಬಾರ್ ಅವರು. ಇವರು ಪೂರ್ತಿ ಹೆಸರು ಯಾರಿಗೂ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಇವರು ವರ್ಲ್ಡ್ ಫೇಮಸ್. ASN ಹೆಬ್ಬಾರ್ ಅವರು ವಿಶ್ವ ಕುಂದಾಪುರ ಕನ್ನಡ ದಿನದಂದು ಇವರು ಇಂಟರ್ವ್ಯೂ ಮಾಡ್ತಿದ್ರ ಹ್ಯಾಂಗೆ. ಹಾಂಗಾಯಿ ಕುಂದಾಪುರ ಮಾತುಕತೆಯಲ್ಲಿ ASN ಹೆಬ್ಬಾರ್ ಸರ್ ಇದ್ರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಹಾಗಿದ್ರಿ?
2: ನಾವು ಹುಷಾರಿದ್ದು ಸರ್, ನೀವು?
3: ಎಲ್ರಿಗೂ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ನಂದು ಕುಂದಾಪುರ ಕನ್ನಡ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ನಂಗೆ ಭಾರಿ ಖುಷಿ, ಯಾಕಂದ್ರೆ ಆಷಾಢಿ ಹಬ್ಬದ ಸಮಯ ಬಂದ್ಕೊಳ್ಳೆ ಕುಂದಾಪುರ ಕನ್ನಡ ಹಬ್ಬ ಬಂದಂತ ಲೆಕ್ಕ. ಕುಂದಾಪುರ ಕನ್ನಡ ನನಗೆ ಯಾಕೆ ಖುಷಿ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಸಾಪ್ ಸಾಪಾದ ಶಬ್ದ ಇತ್ತು, ಪದ ಇತ್ತು, ಶಬ್ದ ಭಂಡಾರ ಇತ್ತು. ಇಲ್ಲಿದ್ದಷ್ಟೇ ಶಬ್ದ ಭಂಡಾರ ಬೇರೆ ಯಾವ್ದ್ರಿಗೂ ಇಲ್ಲ. ಯಾರಿಗೂ ಪಕ್ಕ ಅರ್ಥ ಆಗ್ತದಂತೂ ಅಲ್ಲ, ಆದರೆ ನಮಗೆ ಅರ್ಥ ಆಗ್ತಲ್ಲ. ಹಾಗಾಗಿ ನಮ್ಮ ಕುಂದಾಪುರ ಕನ್ನಡ ನಮ್ಮ ರಕ್ತದಾಗೆ ಇತ್ತು, ನಾವು ಹುಟ್ಟಿಲ್ಲಾಗಾಯ್ತು ಅದನ್ನೇ ಮಾತಾಡ್ಕಂತ ಬಂದವರು. ಅದನ್ನು ಬಿಡುಕಾಗ್ತಿಲ್ಲ, ಬಿಡುಕಾಗ ಬಿಟ್ಟರೆ ಕುಂದಾಪುರ ಕನ್ನಡ ಹೋತ್ತು. ಹಾಗಾಗಿ ಬಿಡುಕಾಗ ಅಂತ ಹೇಳೋದು. ಎಷ್ಟೋ ಭಾಷೆ ಹಿಂಗೆ ಮಾತಾಡದೆ ಮಾತಾಡದೆ ಮಾತಾಡದೆ ಹೊಗಾಡಿ ಹೋಯ್ತು. ನಮ್ಮ ಕುಂದಾಪುರ ಕನ್ನಡ ಹಾಗೆಲ್ಲ ಹೊಗಾಡಿ ಹೋಗಾಗ ಹೊಗಾಡಿ ಹೋಗದೆ ಇಪ್ಕಾಯ್ರೆ ನಾವು ಮಾತಾಡಕ್ಕೆ ಅದನ್ನೇ ಮಾತಾಡ್ತಿರ್ಕ. ನಮ್ಮ ನಮ್ಮೊಳಗೆ ಶಾಲೆಯೊಳಗೆ ಮಕ್ಕಳು ರಸ್ತೆ ಮೇಲೆ ಹೋಪ್ಸನಿಗೆ ಕತಿ ಹೇಳಕ್ಕೆ ಮತ್ತೊಂದು ಮಾಡ್ಕೆ ಪದ ಹೇಳಕ್ಕೆ ಎಲ್ಲ ಎಷ್ಟಿತ್ತು ಕುಂದಾಪುರ ಕನ್ನಡಕ್ಕೆ ಮಾತಾಡೋಕೆ ಅಂತ ಹೇಳಿದ್ರೆ, ಗಾಡಿ ಹೊಡೆಯೋರ ಸಮೇತ ಹಾಡು ಹಾಡ್ತಾರೆ. ಅಂಥ ಹಾಡುಗಳಿದ್ದಿತ್ತು. ಒಂದು ತೊಟ್ಟು ತುಗುಸನಿಗೆ ತೊಟ್ಲು ತುಗು ಹಾಡು ಜೋಗಳ ಇದ್ದಿತ್ತು. ಒಂದು ನೆಟ್ಟಿ ಮಾಡೋ ಸನಿಗೆ ನೆಟ್ಟಿ ಹಾಡಿದ್ದಿತ್ತು. ಒಂದು ಜನಪದ ಗೀತೆಗಳು ಎಷ್ಟಿತ್ತು, ಅಲ್ಲಲ್ಲೇ ಅಲ್ಲಲ್ಲೇ ಕಟ್ಕಟ್ಟಿ ಹಾಡುವವರೆಲ್ಲ ಇದ್ದಿದ್ದು ನಮ್ಮಲ್ಲಿ. ಈಗೆಲ್ಲ ಎಲ್ಲೋಯ್ತದ? ಅದೆಲ್ಲ ನಾವು ಸಂಗ್ರಹ ಮಾಡಕ್ಕೆ ಕೇಳಕ್ಕೆ ಕಾಣಕ್ಕೆ ಮತ್ತೆ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಕ್ಕೆ ಆ ಜನಪದ ಗೀತೆಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳಕ್ಕೆ. ಹಾಂಗಾದ್ರೆ ಮಾತ್ರ ಕುಂದಾಪುರ ಕನ್ನಡ ಉಳಿತ ಬೆಳೀತು.
2: ಅಲ್ಲ ಸರ್, ನಿಮ್ ಬಾಯಿಗೆ ಬಜ್ಜಿ ಹಾಕದ್ಯಾರಂದೇಳಿ?
3: ನಮ್ಮ ಬಾಜಿ ಹಾಕಿದಾರೆ ನಮ್ಮ ಅಮ್ಮ. ನಮ್ಮ ಅಮ್ಮ ಕಾಣ, ನಮ್ಮ ಅಮ್ಮ ಇಲ್ಲಿಯವಳಲ್ಲ, ನಮ್ಮ ಅಮ್ಮ ಪಾಣೆ ಮಂಗಳೂರಿನವಳು. ಪಾಣೆ ಮಂಗಳೂರಿಂದ ಮದುವೆಯಾಗಿ ಕುಂದಾಪುರ ಬಂದವಳು. ಇಂದು ಕುಂದಾಪುರದವ್ರಿಗಿಂತಲೇ ಹೆಚ್ಚಿಗೆ ಚಂದ ಕುಂದಾಪುರ ಕನ್ನಡ ಮಾತಾಡೋಳು ಅಂದ್ರೆ ನಮ್ಮ ಅಮ್ಮ. ಅವಳ ಬಾಯಲ್ಲಿ ಇದ್ದಷ್ಟು ಕುಂದಾಪುರ ಕನ್ನಡ ಗಾದೆ ಮಾತುಗಳು, ನುಡಿಗಟ್ಟು, ನಮ್ಮ ಹಾಡು ಮಾತುಗಳು ಬ್ಯಾರಿ ಯಾರ ಹತ್ರ ಇಲ್ಲ. ನಾವೆಲ್ಲ ಕಲ್ತದಿದ್ರೆ ನಮ್ಮ ಭಾಷೆ ನಮ್ಮ ನಾಲಿಗೆ ಕುಂದಾಪುರ ಕನ್ನಡಗೆ ಒಂದು ಸಾಪಾಗಿ ಆಯ್ದಿದ್ರೆ ಅಮ್ಮನೇ ಕಾರಣ. ನಮ್ಮ ಅಮ್ಮ ಮಹಾಲಕ್ಷ್ಮಿ ಅಮ್ಮ ಅಷ್ಟು ಚಂದ ಕುಂದಾಪುರ ಕನ್ನಡ ಮಾತಾಡ್ತಿರ್ಲವಳು.
2: ಮಾತೃ ಭಾಷೆ ಅಲ್ಲಿಂದ ಮಾತೆಯಿಂದ ಬಂದದ್ದು ಅಲ್ಲ. ಈಗ ಸರ್ ಎಂತ ಗೊತ್ತಾ, ಒಂದ್ ಕಾಲದಲ್ಲಿ ಇದ್ದಿತ್ತು ಕುಂದಾಪುರ ಕನ್ನಡ ಮಾತಾಡುದು ಅಂದ್ರೆ ಎಲ್ರಿಗೂ, ಏ ನಾವೊಂದ್ ದೊಡ್ಡ ಜನ ಆಯ್ಕರ್ ಕುಂದಾಪುರ ಕನ್ನಡ ಮಾತಾಡೋಕ್ ಆಗ ಅಂದ್ರೆ ಕಡಿಮೆ ಆಗ್ತ ಅಂದೇಳಿ. ಅಂತದ್ರಲ್ಲಿ ನಿಮ್ಗ ಅದ್ ಹ್ಯಾಂಗ ಅಷ್ಟು ಧೈರ್ಯ ಬಂತು? ಎಲ್ಲಾ ಬದಿಗೂ ಸ್ಟೇಜ್ ಅಲ್ಲೂ ಲಯನ್ಸ್ ಆಯ್ಲಿ, ಜೆಸಿ ಆಯ್ಲಿ, ಎಲ್ಲಾ ಸ್ಟೇಜ್ ಅಲ್ಲೂ ನೀವು ಕುಂದಾಪುರ ಕನ್ನಡ ಬಳಕೆನೆ ಶುರು ಮಾಡ್ರಿ, ಅಷ್ಟು ಧೈರ್ಯ ಎಲ್ಲಿಂದ ಬಂತು?
3: ನೋಡಿ, ಈಗ ಕುಂದಾಪುರ ಕನ್ನಡ ಬಗ್ಗೆ ಸಂಶೋಧನೆ ಮಾಡಿದವರು ಇದ್ರು, ಬರೆದವರು ಇದ್ರು, ಪುಸ್ತಕ ಮಾಡಿದವರು ಇದ್ರು. ಮಾಡಿದ್ರು, ನಮ್ಮ ಶಂಭರುಪಾಧ್ಯಾಯರಾಗಲಿ ಮತ್ತೆ ತುಂಬಾ ಜನ ಮಾಡಿರಿ. ಆದರೆ ನನಗೆ ನಾನು ಅಂಥವ ಯಾವುದೂ ಮಾಡ್ದವ ಅಲ್ಲ. ನಾನು ಸಂಶೋಧನೆ ಮಾಡೋಕೆ ಹೋದಿಲ್ಲ, ನಾನು ಪುಸ್ತಕ ಎಲ್ಲ ಬರೀಲಿಲ್ಲ. ಆದರೆ ನನಗೆ ಅನಿಸ್ತು, ನಾನು ಭಾಷಣ ಮಾಡುವ ತುಂಬ ಕಡೆ ಕರೀತರು, ಸ್ಕೂಲ್ ಡೇ ಕರೀತರು, ಕಾಲೇಜ್ ಡೇಗೆ ಕರೀತರು, ಹಳ್ಳಿ ಬದಿಗೆ ವಾರ್ಷಿಕೋತ್ಸವ ಕರೀತರು, ಯುವಕ ಸಂಘ, ಯುವತಿ ಸಂಘ, ಮಹಿಳಾ ಮಂಡಳ. ನಾನು ಕಂಡು ನನಗೆ ಪ್ರತಿ ಕಡೆ ಸಮೇತ ಹಳ್ಳಿ ಜನ ಸಮೇತ ಒಂದು ಸ್ಟೇಜಿಗೆ ಬಂದ ಕೂಡಲೇ ಅವ್ರ ಭಾಷೆಯೇ ಬೇರೆ, ಅವ್ರ ಭಾಷೆಯೇ ಬದಲು. ಅಲ್ಲಿವರೆಗೆ ನನ್ನ ಹತ್ರ ಚಂದ ಮಾಡಿ ಹಾಯ್ ಅಂತ ಹೇಳೋರು, ಮ್ಯಾಲೆ ಹೋದ ಕೂಡಲೇ ಅವರು ಶಿಷ್ಟ ಕನ್ನಡ, ಪುಸ್ತಕದ ಕನ್ನಡ, ಸಾಹಿತ್ಯದ ಕನ್ನಡ ಮಾತಾಡೋದು. ಕುಂದಾಪುರ ಕನ್ನಡ ಮಾತಾಡೋಕೆ ಎಂತ ದಾಡಿ ಇವಕ್ಕೆ?
4: ಕರೆಕ್ಟ್.
3: ನಂಗೆ ಹಾಂಗ ಅನ್ಸದ್ದು, ಯಾಕೆ ಇವರೆಲ್ಲ ನನಗಿಂತ ಸಾಪಾಯಿ ಕುಂದಾಪುರ ಕನ್ನಡ ಮಾತಾಡೋರು. ನಾನು ಕುಂದಾಪುರ ಕನ್ನಡ ಮಾತಾಡೋ, ನಾನು ಬ್ರಾಹ್ಮಣ, ನಂದು ಕುಂದಾಪುರ ಕನ್ನಡ ಸ್ವಲ್ಪ ಕಡಿಮೆ ಅಂದ್ರೆ ಹೆಚ್ಚಲ್ಲ, ಮನೆಯಲ್ಲಿ ಅಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ನಾವು. ಆದ್ರೆ ಬ್ರಾಹ್ಮಣೇತರ ಕನ್ನಡ ಇತ್ತಲ್ಲ, ಅದರಷ್ಟು ಒಳ್ಳೆ ಕುಂದಾಪುರ ಕನ್ನಡ ಪ್ರಪಂಚದಲ್ಲಿ ಬೇರೆ ಇಲ್ಲ. ಅವರು ಸಮೇತ ಒಂದು ರಂಗಮಂದಿರ ಅಥವಾ ವೇದಿಕೆಗೆ ಬಂದ ಕೂಡಲೇ
4: ಮೈಕ್ ಹಿಡಿದ್ರು ಕೂಡಲೇ
3: ಎಲ್ಲ ಕೃತಕವಾಗಿ ಮಾತಾಡೋದು, ಮಹನೀಯರೇ, ಮಹಾಶಯರೇ, ಮಹಿಳೆಯರೇ ಅಂತ ಹೇಳಿ ಮಾತಾಡೋ ಶುರು ಮಾಡೋದು. ನಂಗೆ ಮೈ ಉರಿದು ಹೋದ ಶುರುವಾಯ್ತು. ಕಡೆಗೆ ನಾ ಎಂತ ಮಾಡಿದೆ, ಕುಂದಾಪುರ ಕನ್ನಡದಿಗೆ ನಮ್ಮ ಕುಂದಾಪುರ ಕನ್ನಡ ಚಂದ ಅಂತ ಹೇಳಿ ಪದ್ಯ ಬರೆದೆ. ಆ ಪದ್ಯ ಬರೆದದ್ದೇ ಬರೆದದ್ದು ಬೇರೆ ಈ ಸಭೆ ಸಮಾರಂಭಕ್ಕೆ ಹೋದಾಗ ಕುಂದಾಪುರ ಕನ್ನಡದ ಗೀತೆ ಹಾಡಿಸಿ ಮಾಡಿದೆ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ, ಉನ್ನತ ಕೀರ್ತಿಗೆ ತವರೂರಾದ ಕುಂದಾಪುರ ತಾಲೂಕು ಕಾಂಬುಕ್ಕೆ ಚಂದ ಅಂತ ಒಂದು ಹೇಳಿದ್ದು ಕಾಣಿ ಒಂದು ಕಿಟ್ಟದ್ದು ಒಂದು ಚಪ್ಪಾಳೆ ಬಂತು, ಹರ್ಷೋದ್ಗಾರ ಬಂತು, ಜನ ಮಕ್ಕಳೆಲ್ಲ ಹೋದಳೆ ಕೂಗಿದ್ದೆ. ಎಷ್ಟು ಖುಷಿ ಅಂದರೆ ಅಂಥ ಖುಷಿ. ಆಗ ನಂಗೆ ಗೊತ್ತಾಯ್ತು, ಈ ಕುಂದಾಪುರ ಕನ್ನಡದಾಗ ಭಾಷಣ ಮಾಡಿದ್ರೆ, ಕುಂದಾಪುರ ಕನ್ನಡಕ್ಕೆ ಒಂದು ಹಾಡು ಹಾಡಿದರೆ ಜನಕ್ಕೆ ಇಷ್ಟು ಖುಷಿ ಆಗ್ತಂತಾದ್ರೆ ಯಾಕೆ ನಾವು ಪ್ರತಿ ಸಭೆಯಲ್ಲಿ ಕುಂದಾಪುರ ಕನ್ನಡನೇ ಮಾತಾಡೋಕಾಗ ಅಂತ ಕಾಣ್ತು. ಗಂಗೊಳ್ಳಿ, ಮರವಂತೆ, ಬೈಂದೂರು, ಕೊಲ್ಲೂರು, ಕೋಟೇಸರ, ಕುಂಬಾಶಿ, ತೆಕ್ಕಟ್ಟೆ, ಬಸೂರು, ಹಾಲಾಡಿ, ಸಿದ್ದಾಪುರ, ಶಂಕರನಾರಾಯಣ, ಕೋಡಿ ಕುಂದಾಪುರ, ಆ ನರಿಬೇಣ, ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ. ಕಾರಂತ ಬರೆದದ್ದು ದುಡಿದದ್ದು ಇಲ್ಲಿ, ಭಂಡಾರ್ಕರ್ ಹುಟ್ಟಿದ್ದು ಬೆಳೆದದ್ದು ಇಲ್ಲಿ, ಮುದ್ದಣ್ಣ ರಾಮಾಶ್ವಮೇಧ ಬಂತಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಅದಕ್ಕಿಂತ ಹೆಚ್ಚಿಗೆ ಈ ಕಡಲು ಬದಿಗೆಲ್ಲ ಹೋದಾಗ ಅಲ್ಲಿ ಶಾಲೆಯಲ್ಲೆಲ್ಲ ಈಗ ವಾರ್ಷಿಕೋತ್ಸವದಲ್ಲಿ ಇದೊಂದು ಪದ್ಯ ಕ್ಲಿಕ್ ಆದಂಗೆ, ಮತ್ತೆ ಯಾವ್ದು ಕ್ಲಿಕ್ ಆಗಿಲ್ಲ ಮಾರ್ರೆ. ಇಲ್ಲಿನ ಕಡಲಿನ ಬಂಗಡಿ ಮೀನ್ ಚಂದ, ಇಲ್ಲಿನ ಕಡಲಾಗೆ ಸೂರ್ಯಾಸ್ತ ಚಂದ, ಕತ್ಲಾದ್ಮೇಲೆ ಕುಡ್ಕೊಂಡು ಕುಣಿಯುವುದು ಚಂದ, ಬೆಳಗಾವತ ಎದ್ಕೊಂಡು ದುಡಿಯುವುದು ಚಂದ, ನಮ್ಮೂರೇ ಅಂದ, ನಮ್ಮೂರೇ ಚಂದ ಅಂತ ಹೇಳು ಸೊನ್ನೆ. ಒಂದು ಖುಷಿ ಕಾಣಕ ಹೆಬ್ಬರ್ರೆ, ನೀವು ಬಂಗಡಿ ಮೀನ್ ತಿಂತೀರಿ ಯಾಕೆ? ನಾ ತಿನ್ಕಂತಿಲ್ಲ, ಅದ್ರ ಬಗ್ಗೆ ಹೇಳಿಲ್ಲ, ಅಷ್ಟು ಖುಷಿ ಆಯ್ತು. ಕಡೆಗೆ ನಮ್ಮದು ಹೇಳ್ತೇನೆ ನಾನು, ನಮ್ಮೂರ ಹಪ್ಪಳ ಉಪ್ಪಿನ ಕಾಯಿ, ನಮ್ಮೂರ ಸಂಡಿಗೆ ಹಲಸಿನ ಕಾಯಿ, ನಮ್ಮೂರ ಗ್ವಾಯಿ ಬೀಜ, ಗ್ವಾಯಿ ಬೀಜ ಎಂಬುದು ನಾವು ಮಾತ್ರ, ಎಲ್ಲ ಗೇರು ಬೀಜ ಎಂಬುದು, ಗೋಡಂಬಿ ಎಂಬುದು ಅಂತೆಲ್ಲ ಹೇಳ್ತಾರಲ್ಲ, ನಾವು ಗ್ವಾಯಿ ಬೀಜ ಅಂತ ಹೇಳೋದು. ನಮ್ಮೂರ ಗ್ವಾಯಿ ಬೀಜ, ಮಾವಿನ ಹಣ್ಣು ತಿಂಡ್ಕೊಂಡು ಬಿಡ್ಬೇಕ ನೀವೆಲ್ಲ ಕಣ್ಣು, ನಮ್ಮೂರೇ ಅಂದ, ನಮ್ಮೂರೇ ಚಂದ. ಕಡೆಗೆ ನಮ್ಮೂರ ಬಯಲಾಟ, ನಮ್ಮೂರ ಭತ್ತದ ಬೆಳೆ ಚಂದ ಅಣ್ಣ, ಇಲ್ಲಿನ ಬಯಲಾಟ ತೆದಿಗಿಣ್ಣ ತನ್ನ, ಹಾರಾಡಿ ರಾಮಯ್ಯ, ವೀರಭದ್ರ ಕುಷ್ಟ. ಅಯ್ಯೋ ಅನ್ನ ಜನ ಕುಣಿದು ನೋಡ್ಬೇಕು ನೀವು ಇಷ್ಟು ಹೇಳಿ ಕೂಡಲೇ. ಹಾರಾಡಿ ರಾಮಯ್ಯ, ವೀರಭದ್ರ ಕುಷ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ ಅಂತ ನಮ್ಮ ಯಕ್ಷಗಾನದ ಬಗ್ಗೆ ಹೇಳು ಸೊನೆಗೆ. ಅಂಥ ಒಂದು ರೋಮಾಂಚನ ಮಕ್ಕಳಿಗೆಲ್ಲ ಅಷ್ಟು ಖುಷಿ ಅಂದ್ರೆ ಚಪ್ಪಾಳೆ ತಟ್ಟಿ ಕುಂಚಟ ಹರಿಬಿಟ್ಟು, ಅಷ್ಟು ಖುಷಿ ಅಂದ್ರೆ ನಂಗೆ ಆಶ್ಚರ್ಯ. ಅಯ್ಯೋ ಒಂದು ಕುಂದಾಪುರ ಕನ್ನಡ, ಕುಂದಾಪುರ ಕಲೆ ಹಿಂಗೆಲ್ಲ ಇತ್ತು ಅಂತ ಹೇಳಿ. ಕಡೆಗೆ ಅದು ಮಾತ್ರ ಅಲ್ಲ, ಮಸ್ತಿತ್ತು ನಮ್ಮ ಹತ್ರ ಇಲ್ಲಿನ ಕಂಬಳ, ಕೋಳಿ ಜೂಜಾಟ, ಇಲ್ಲಿನ ಭೂತೋದ ಪಾತ್ರಿಯೋ ನೋಟ, ದೇವಣ್ಣ ಕಂತಿಯರು, ಕೊಗ್ಗಣ್ಣ ಕಂತಿಯರು ಅಪ್ಪಯ್ಯ, ನಾವಲ್ಲಿರೋ ಅವರೇ ಗೊಂಬೆ ಆಟ ಮಾಡ್ತಿದ್ರು. ದೇವಣ್ಣ ಕಂತಿಯರ ಗೊಂಬೆಯ ಆಟ, ಕಂಡವರ ಕಣ್ಣಿಗೆ ಬಗೆ ಬಗೆ ಊಟ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಕಡೆಗೆ ನಮ್ಮ ಬಂಡಾಕಾಸ ಕಾಲೇಜ್ ಮಕ್ಕಳಿಗೆಲ್ಲ ಖುಷಿ ಆಯ್ಕಂತೇಳಿ, ಬೇರೆ ಕಾಲೇಜ್ ಮಕ್ಕಳಿಗೆ ಖುಷಿ ಆಯ್ಕಂತೇಳಿ ಮಂದ್ ಬರದೆ. ಇಲ್ಲಿನ ಬಂಡಾಕಾಸ ಕಾಲೇಜೇ ಚಂದ, ಕಾಲೇಜಿಗೆ ಹುಡುಗಿರು ಹೋಗುವುದೇ ಚಂದ. ಅಯ್ಯೋ ಒಂದು ಹುಡುಗರಿಗೆ ಒಂದು ಖುಷಿ ಆದಂದ್ರೆ ಚಪ್ಪಾಳೆ ಚಪ್ಪಾಳೆ. ಇಲ್ಲಿನ ಬಂಡಾಕರ್ಸ್ ಕಾಲೇಜ್ ಚಂದ, ಕಾಲೇಜಿಗೆ ಹುಡುಗಿಯರು ಹೋಗುವುದೇ ಚಂದ, ಇಲ್ಲಿನ ಹೈಸ್ಕೂಲ್ ಇತಿಹಾಸ ಚಂದ, ಈ ಊರು ಹೊಳೆ ನೀರು ಆಕಾಶ ಚಂದ, ಕುಂದೇಶ್ವರ ವೆಂಟರಮಣ ದೇವಸ್ಥಾನ ಚಂದ, ಗಂಗೊಳ್ಳಿ ಹೊಳೆ ಬದಿ ತಿರುಗಾಟ ಚಂದ, ಕೋಟ್ಯಸರ ಕೋಡಿ ಹಬ್ಬ ಕೋಡಿಯ ಗೆಂಡ ಕಾಳರ ಷಷ್ಠಿಗೆ ಹೋದ ನನ್ನ ಗಂಡ ಕಾಳವರ ಷಷ್ಠಿಗೆ ಹೋದ ನನ್ನ ಗಂಡ ಅದು ಅತ್ಯಕ ಮೈದಿನಕ ಸೊಪ್ಪಿ ಹೋಪಲೆ ಪದ್ಯದಾಗೆ ಇತ್ತು ಕಾಳವರ ಷಷ್ಠಿಗೆ ಹೋದ ನನ್ನ ಗಂಡ ಅಂತೇಳಿ ಅದನ್ನ ಇದಕ್ಕೆ ಸೇರಿಸಿದ್ದು ಅಷ್ಟು ಖುಷಿ ಜನಕ್ಕೆ ಈ ಊರು ಶಾಂತಿಯ ತೌರು ನೋಡಮ್ಮ ನಿಜವಾಗಿ ಹೌದು
4: ಡೌಟ್ ಇಲ್ಲ
3: ಕುಂದಾಪುರದಷ್ಟು ಶಾಂತಿ ಬೇರೆ ಯಾವ ಊರಿಗೂ ಇಲ್ಲ ಎಲ್ಲ ಆರು ಇಲ್ಲಿ ಕೋಮ ಗಲಭೆಯೇ ಇರಲಿಲ್ಲ ಅಂತ ಒಂದು ಒಳ್ಳೆ ಊರು ನಮ್ಮ ಊರು ಈ ಊರು ಶಾಂತಿಯ ತೋರು ನೋಡಮ್ಮ ಊರ ಬಗೆ ಬಗೆ ಜನ ಅಣ್ಣ ತಮ್ಮ ಇಲ್ಲುಂಟು ದೇವಸ್ಥಾನ ಚರ್ಚ್ ಮಸೀದಿ ಜನರೆಲ್ಲ ವಿಶ್ವಾಸ ಸ್ನೇಹ ಸಂಬಂಧಿ ಕುಂದಾಪುರ ಎನ್ನುವ ಮಹತೇ ಚಂದ ಕುಂದಾಪುರ ಹೆಣ್ಣಿನ ನಡೆ ನುಡಿ ಚಂದ ಕುಂದಾಪುರ ಮಕ್ಕಳ ಬುದ್ಧಿಯೇ ಚಂದ ಕುಂದಾಪುರ ಜನಗಳ ಅಭಿಮಾನ ಚಂದ ಚಂದ ಚಂದ ಎಲ್ಲವೂ ಚಂದ ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ ಅಂತೇಳಿ ಮುಗಿಸಿಬಿಟ್ಟಿದ್ದೆ ಇದನ್ನ ಒಂದೊಂದು ಕಡೆಯಲ್ಲಿ ಒಂದೊಂದು ಸ್ಟಾನ್ಸ ಹೇಳಿಬಿಟ್ರೆ ಅಷ್ಟು ಖುಷಿ ಆಗ್ತಿತ್ತು
4: ಎಲ್ಲ ಖುಷಿ
3: ಅಂತಹದ್ದು ಖುಷಿ ಅದು ಮಾತ್ರ ಅಲ್ಲ ಈಗ ಚಿಕಾಗೋದಲ್ಲಿ ಅಕ್ಕ ಸಮ್ಮೇಳನ ಆಯ್ತು ಅಕ್ಕ ಸಮ್ಮೇಳನ ಅಂದ್ರೆ ಅಮೆರಿಕನ್ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಂತ ಅಮೆರಿಕದ ಕನ್ನಡ ಕೂಟಗಳ AKKA ಅಂದ್ರೆ ಅಕ್ಕ ಹಾಗೆ ಅಮೆರಿಕದ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಕ್ಕ ಸಮ್ಮೇಳನ ಅಂತ ಅಲ್ಲಿ ಚಿಕಾಗೋದಲ್ಲಿ ನಾನು ಅದೇ ಸಮಯದಲ್ಲಿ ಅಮೆರಿಕಕ್ಕೆ ಹೋಗಿದ್ದೆ ಮಗನ ಮನೆಗೆ ಅಲ್ಲಿಂದ ನಂಗೆ ಇನ್ವಿಟೇಷನ್ ಬಂತು ನೀವು ಒಂದು ಕವಿಗೋಷ್ಠಿ ಬರ್ಕ ಅಂತೇಳಿ ಆಯ್ತು ಹೋದೆ ನಾನು ಕವಿಗೋಷ್ಠಿ ಹೋದಾಗ ಬರ್ಕೊಂಡು ಪದ್ಯವೇ ಬೇರೆ ಅಲ್ಲಿ ಹೋದ ಮೇಲೆ ಒಬ್ಬರು ಕವಿಗೋಷ್ಠಿಯಲ್ಲಿ ಆರಂಭದಲ್ಲಿ ತನ್ನ ಊರಿನ ಕನ್ನಡ ಶ್ರೇಷ್ಠ ಇಡೀ ಕರ್ನಾಟಕದಲ್ಲಿ ಅದರಷ್ಟು ಚಂದ ಕನ್ನಡ ಇಲ್ಲ ಅಂತ ಹೇಳಿಬಿಟ್ರು ನಂಗೆ ಮೈ ಉರಿದು ಹೋಯ್ತು ಕುಂದಾಪುರ ಕನ್ನಡ ಏನು ಕಡಿಮೆಯ ನಾನು ಬರ್ಕೊಂಡು ಹೋದ ಪದ್ಯ ಬಿಟ್ಟೆ ನಾನು ಅಲ್ಲಿ ಹೋದ ಅಲ್ಲಿ ಹೋದ್ಕೊಳ್ಳಿ ನಾನು ಹಾಸಿಯೇ ಬಿಟ್ಟೆ ಯಾವುದು ನಂದೇ ಕನ್ನಡ ಹೊಡೆದು ಬಿಟ್ಟೆ ಗೊತ್ತಿಲ್ಲ ಮಾರಾರೆ ನಂಗೆ ಗೊತ್ತಿಲ್ಲ ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ ಕುಂದಾಪುರ ಕುಂದಾಪುರ ಕುಂದಾಪುರ ಎಲ್ಲಿ ಹೋಯ್ತು ಆ ಹಳಿಯ ಕುಂದಾಪುರ ನಾ ಸಣ್ಣದ ಇಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕಂಡ್ರೆ ಮಲ್ಲಿಗೆ ಹೂ ಇದ್ದಿತ್ತು ಎಲ್ಕಂಡ್ರೆ ಮಲ್ಲಿಗೆ ಘಮ್ ಅಂತಿತ್ತು ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೆ ಸಾಲಿದ್ದಿತ್ತು ಮಲ್ಲಿಗೆ ತೋಟದ್ದೆ ಸಾಲಿದ್ದಿತ್ತು ದೊಡ್ಡ ದೊಡ್ಡ ಮನಸ್ಸರೆಲ್ಲ ಸಾಯಂಕಾಲದ ಮೇಲೆಲ್ಲ ಆ ಮಲ್ಲಿಗೆ ತೋಟದಾಗೆ ರಸಿಕ ತರದ ಕೆಲಸ ನಡೀತೈತೆ ಹಾಂಗಾಯಿ ಹಾಂಗಾಯಿ ಆಗಿನ ಕಾಲದ ಕಥೆ ಅದು ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಅಂತ ಗೊತ್ತಿಲ್ಲ ಆಗಲ್ಲ ಆಚೆ ಬದಿ ಈಚೆ ಬದಿ ಎಲ್ಲ ಮಲ್ಲಿಗೆ ತೋಟ ನಾವೆಲ್ಲ ಹೊಪ್ಸನಿಗೆ ನನ್ನ ಮನೆ ಹಿಂದೆ ಬದಿ ಮಲ್ಲಿಗೆ ತೋಟ ಇದ್ದಿತ್ತು ಕುಂದಾಪುರ ಇಡೀ ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು ಕುಂದ ಕಲ್ಮಠಗಳ ಊರು ಕುಂದಾಪುರ ಅಂತ ಬನ್ನಂಜೆ ಗೋವಿಂದಾಚಾರ್ಯ ವ್ಯಾಖ್ಯಾನ ಮಾಡಿದ್ರು ಕುಂದಾಪುರ ಅಂತ ಹೇಳಿದ್ರೆ ಕುಂದ ಪುಷ್ಪಗಳು ಅಂದ್ರೆ ಮಲ್ಲಿಗೆ ಹೂವಿನ ಊರು ಅಂತ ಅಷ್ಟು ಮಟ್ಟಿಗೆ ಇಲ್ಲಿ ನಮ್ಮ ಕುಂದಾಪುರ ಮಲ್ಲಿಗೆ ಅನ್ನೋದು ಪ್ರಸಿದ್ಧ ಕುಂದಾಪುರ ಮಲ್ಲಿಗೆ ಕಟ್ಟೋದು ಒಂದು ವಿಶಿಷ್ಟವಾದಂತಹ ಹೆಣಿಗೆ ಅದು ಬೇರೆ ಕಡೆ ಕಟ್ಟುವುದಿಲ್ಲ ಹಾಗಾಗಿ ಕುಂದಾಪುರ ಮಲ್ಲಿಗೆಗೆ ಅಷ್ಟು ಬೇಡಿಕೆ ಇದ್ದಿತ್ತು ಆ ಸಮಯದಲ್ಲಿ ಇಲ್ಲಿ ಕುಂದ ಹೂವಿನ ಕಟ್ಟೆ ಅಂತ ಇದ್ದಿತ್ತು ಇಲ್ಲಿ ಪಾದಯಾತ್ರೆ ಎದುರಿಗೆ ಮುಂಚೆ ನಾವು ಸಣ್ಣದಿರುವಾಗ ಹೂವಿನ ಕಟ್ಟೆ ಅವರೆಲ್ಲ ಹಗ್ಗ ಭಾರಿ ಹಗ್ಗ ಮಲ್ಲಿಗೆ ಭಾರಿ ಹಗ್ಗ ಅಂತ ಕೂಗುದು ಮಲ್ಲಿಗೆ ಮಾರಾಟ ಹೋಗ್ರು ಎಂತ ಒಂದು ಗಮ್ಮತ್ ಇದಲ್ಲ ಈಗೆಲ್ಲ ಹೋಯ್ತು ಮಲ್ಲಿಗೆ ಕೃಷಿಯೇ ಹೋಯ್ತು ಎಲ್ಲ ಆಚೆ ಕಡೆ ಹೋಯ್ತು
4: ಶಂಕರ್ಪುರ
3: ಹೌದು
4: ಯಾಕಂಗಾಯ್ತು
3: ಎಂತ ಆಯ್ತು ಅಂತ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಎಲ್ಲ ಈ ಮಲ್ಲಿಗೆ ತೋಟ ಎಲ್ಲ ಹೋಗಿ ಸೈಟ್ ಎಲ್ಲ ಆಗಿ ಮನೆ ಎಲ್ಲ ಆಗಿ ಕಟ್ಟಡ ಎಲ್ಲ ಬಂದು ಮಲ್ಲಿಗೆ ತೋಟ ಎಲ್ಲ ನಾಶ ಆಯ್ತು ಕಡೆಗೆ ಮಲ್ಲಿಗೆ ಕೃಷಿಯ ಲಾಭದಾಯಕ ಅಂತ ಬಿಟ್ಬಿಟ್ರು ಮತ್ತೆ ಮಲ್ಲಿಗೆ ಕೃಷಿ ಮಾಡುವಂತ ಕುಟುಂಬ ಇದ್ದಿತ್ತು ಆ ಕುಟುಂಬ ಬೇರೆ ಕಡೆಗೆಲ್ಲ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಆರೋಗ್ಯ ಬೇರೆ ಕಡೆ ಹೋದ ನಂತರ ಆ ಕುಟುಂಬ ಇಲ್ಲ
4: ಮಲ್ಲಿಗೆ
3: ನಿಲ್ಸಿ ಈಗ ಹೊರಗಿಂದ ಮಲ್ಲಿಗೆ ಬಪ್ಪ ಹಂಗಾಯ್ತು ಕುಂದಾಪುರಕ್ಕೆ ನಮ್ಮ ಮಲ್ಲಿಗೆ ಎಲ್ಲೂ ಇಲ್ಲ ಅದು ಭಾರಿ ಬೇಜಾರ ಸಂಗತಿ ನಾವು ಸಣ್ಣ ದೀಪ ಹಂಗೆ ಇರಲಿಲ್ಲ ಅಷ್ಟಪ್ಪ ಮಲ್ಲಿಗೆ ತೋಟ ಇದ್ದಿತ್ತು ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೆ ಸಾಲಿದ್ದಿತ್ತು ಮಲ್ಲಿಗೆ ತೋಟದ್ದೆ ಸಾಲಿದ್ದಿತ್ತು ದೊಡ್ಡ ದೊಡ್ಡ ಮನಸ್ಸರೆಲ್ಲ ಸಾಯಂಕಾಲದ ಮೇಲೆಲ್ಲ ತಲೆ ಮೇಲೆ ಶಾಲು ಹೊದ್ಕೊಂಡು ಹೋತಿರಲ್ಲೇ ಕತ್ ಕತ್ಲೆ ಆಯ್ತಂದ್ರೆ ಆಚೆಚ್ಚೆ ಕಂಡು ಕಂಡು ಪುಸ್ತಕದ ತೋಟದಾಗೆ ನುಗುಳುತ್ತಿದ್ರಲ್ಲೇ ಮಲ್ಲಿಗೆ ಕಟ್ಟುವುದೇ ಚಂದ ಇತ್ತು ಕುಂದಾಪುರದ ಹೂವಿಗೆ ಹೆಸರಿದ್ದಿತ್ತು ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು ಈಗಲ್ಲಿ ಮಲ್ಲಿಗೆ ಅಲ್ಲಲ್ಲಿ ಚೂರು ಸಾಯಂಕಾಲ ಆದ್ಮೇಲೆ ಹೋಪುಕ್ಕಿಲ್ಲೆ ಬೇಜಾರಾತ್ತೇನ ನಂಗೊತ್ತಿಲ್ಲ ನಂಗೊತ್ತಿಲ್ಲ ಮಾರಾರೆ ನಂಗೊತ್ತಿಲ್ಲ ಕುಂದಾಪುರಕ್ಕೆ ಏನಾಯ್ತು ನಂಗೊತ್ತಿಲ್ಲ ಅಂಥೇಳಿ ಈ ಪದ ಆ ಚಿಕ್ಕಾಗೋದಾಗೆ ನಾನು ಹೇಳಿದ್ದೇ ಹೇಳಿದ್ದು ಒಂದು ಜಾನ ಒಂದು ಎದ್ದು ಬಿಟ್ಟಂದ್ರೆ ಒಂದು ಖುಷಿ ಅಂದ್ರೆ ಚಂದ್ರಶೇಖರ್ ಕಂಬಾರರು ಅಧ್ಯಕ್ಷತೆ ವಹಿಸಿ ನನ್ನ ಹೊಟ್ಟೆ ಮೇಲೆ ಹೊಡೆದು ಹೆಬ್ಬಾರ್ರೆ ಸಿಕ್ಸರ್ ಬರ್ಸಿಬಿಟ್ರೆ ಅಂತ ಸಿಕ್ಸರ್ ಬರ್ಸಿಬಿಟ್ರಲ್ಲ ಎಂಥ ಪದ ಮಾರರೆ ಎಂಥ ಕನ್ನಡ ಮಾರರೆ ಕುಂದಾಪುರ ಕನ್ನಡ ಇದೆಲ್ಲ ನೀವು ಪುಸ್ತಕ ಮಾಡ್ಕೊ ಅಂತ ನನ್ನನ್ನು ಹೊಗಳಿ ಮೆಚ್ಚುಗೆ ಮಾಡಿ ಬೆನ್ನ ಮೇಲೆ ಕೈಯಾಡಿಸಿ ಮಾಡಿದ್ರೆ ಅಲ್ಲಿ ಜನಗಳ ಕಾಣಕ ಕವಿಗೋಷ್ಠಿಯಾದ್ಯ ಎಲ್ಲಾ ಮುತ್ತಿಗೆ ಹಾಕಿ ನಂಗೆ, ನಾನು ಪಾಂಡೇಶ್ವರದವ, ನಾನು ಸಾಸ್ತಂದವ, ನಾನು ಎಡತ್ರೆಯವ, ನಾನು ಬೈಂದರ್ನವ, ನಾನು ತೆಕ್ಕಟ್ಟಿಯವ, ನಮ್ಮ ಕುಂದಾಪುರ ಇದ್ದಂಗೆ ಆಯ್ತು ಮಾರ್ರೆ ನಿಮ್ಮ ಪಾದ ಕೇಳಿ, ಅಷ್ಟು ಖುಷಿ ಆಯ್ತಂದ್ರೆ. ಚಿಕಾಗೋದಾಗೆ ಕುಂದಾಪುರ ಕನ್ನಡ ಮೆರೆಸಿತ್ತಂದ್ರೆ ಎಂತ ಕುಂದಾಪುರ ಕನ್ನಡದ ಶಕ್ತಿ ಕಾಣಿ, ಎಷ್ಟು ಮಟ್ಟಿಗೆ ರಾಪ್ ನಮ್ದು, ಎಷ್ಟು ಜೋರು ನಮ್ಮ ಜಾಪ್ ಕುಂದಾಪುರ ಕನ್ನಡ ರಾಪ್ ಅಂದ್ರೆ ಜಾಪ್ ಅಂದ್ರೆ ಎಷ್ಟಿತ್ತು ಅಂದೇಳಿ ಅರ್ಥ. ಎಲ್ಲಿವರೆಗೆ ಅಂದ್ರೆ ಕೆಲವು ಶಬ್ದ ಇತ್ತಲ್ಲ ಯಾರಿಗೂ ಅರ್ಥವ್ಯಾಪ್ತಿಲ್ಲ, ಅದು ನಮಗೆ ಮಾತ್ರ ಗೊತ್ತು, ಕುಂದಾಪುರ ಕನ್ನಡದವರಿಗೆ ಗೊತ್ತು. ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ, ನಾನು ಸ್ವಾಗತ ಭಾಷಣ, ನಾನು ಕುಂದಾಪುರ ಕನ್ನಡದಾಗ ಸ್ವಾಗತ ಮಾಡಿದೆ. ಹಾಯ್ ಬಂದ್ರಿಯಾ, ಕಾಪಿ ಕೊಡ್ರಿಯಾ, ಹ್ಯಾಂಗಿತ್ತು ಕಾಪಿ ತಿಂಡಿ ಎಲ್ಲ, ಕುಕ್ಕಣ್ರಿಯಾ, ಕುಕ್ಕಣಿ ಕುಕ್ಕಣಿ ಅಂತೇಳಿ ಮಾಡಿ ಕುಂದಾಪುರ ಕನ್ನಡ ನೆಗಾಡಿಸಿ ಎಲ್ಲ ಚಪ್ಪಾಳೆ ಬಂದು ಆಯ್ತು. ಮೇಲೆ ಕೂತು ಒಬ್ಬರು ಮಂಗಳೂರಿನ ಕಡೆಯವರಿಗೆ ತುಂಬ ಬೇಜಾರಾಯ್ತು.
4: ಯಾಕೆ
3: ಬೇಜಾರು ಅಂದರೆ ಅವರು ಕುಂದಾಪುರ ಕನ್ನಡ ಮಾತಾಡಿಬಿಟ್ರೆ ಹೆಬ್ಬಾರ ಅವರು ನನ್ನನ್ನು ಕರೆದು ಹೇಳಿದರು, ಹೆಬ್ಬಾರರೇ ನೀವು ಇಷ್ಟು ಘನಗಂಭೀರವಾದಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಿಮ್ಮ ಕುಂದಾಪುರ ಕನ್ನಡದಲ್ಲಿ ಮಾತನಾಡಿ ಕೆಡಿಸಿಬಿಟ್ರಲ್ಲ
4: ಅಂತ ಹೇಳ್ಬಿಟ್ಟು
3: ಕೆಡಿಸಿಬಿಟ್ರಲ್ಲ ಅಂತ. ಯಾರಿಗಾದ್ರು ನಂಗೆ ರಕ್ತ ಕುದಿಯುತ್ತಾ ಇಲ್ಲ, ನಾನು ಹಂಗೆ ತಡುಕಾಗಲಿಲ್ಲ. ಇವರಿಗೆ ಎಂತ ಹೇಳುದು ಅಂತ ನಂಗೆ ಗೊತ್ತಾಗಿದೆ. ನಾನು ಕಂಡೆ ಹೀಗೆ ಅವ್ರನ್ನ ತೆವಡ್ಕಂತ ರೇಗೆಂಡೆ, ಒಂದೇ ಶಬ್ದ ತೆವಡ್ಕಂತ ರೇಗೆಂಡೆ. ಆ ಪಾಪ ಮನುಷ್ಯ ಆಚೆ ಕಂಡು ಈಚೆ ಕಂಡು ಆಚೆ ಇದ್ದವ್ರ ಹತ್ರ ಈಚೆ ಹೋದ್ರೆ ಹೆಬ್ಬಾರ್ ಎಂತ ಹೇಳದ್ ಹೆಬ್ಬಾರ್ ಎಂತ ಹೇಳದ್ ಹೆಬ್ಬಾರ್ ಎಂತ ಹೇಳದ್ ನಾನು ಹೇಳಿದ ಹೆಬ್ಬಾರ್ ಎಂತ ಹೇಳಿದಂತ ಅರ್ಥ ಆಯ್ಕಾರ ನೀವು ಕುಂದಾ ಪ್ರಕರಣ ಕಲ್ತ್ಕೊಬರ್ಕ ಅಲ್ಲಿವರೆ ನಿಮ್ಗೆ ಅರ್ಥ ಆಗ್ತಿಲ್ಲ ಹೋಯ್ನ ಹತ್ಲ ಎಂತ. ಅಷ್ಟು ಪವರ್ಫುಲ್, ಅಷ್ಟು ಜೋರ್, ಅಷ್ಟು ಶಕ್ತಿ ಇದ್ದ ಭಾಷೆ ನಮ್ಮ ಕುಂದಾಪುರ ಕನ್ನಡ. ನಿಮಗೆ ತೆವಡ್ಕಂತ್ರಿ ಶಬ್ದದ ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿತ್ತ ಕೇಳ, ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿಲ್ಲ ತೆವಡ್ಕಂತ್ರಿ ಅಂತೇಳಿ, ಅಷ್ಟು ಖುಷಿ, ಅಷ್ಟು ಜೋರ್ ಇತ್ತು ನಮ್ಮ ಶಬ್ದ. ಆ ನಮ್ಮನೆಯ ಶಬ್ದ ಭಂಡಾರ ಕುಂದಾಪುರ ಕನ್ನಡಗೆ ಇತ್ತು, ಮತ್ತೆ ಎಲ್ಲಿ ಇದಕ್ಕೆ ಸಾಧ್ಯವೇ ಇಲ್ಲ. ಅದೇ ನಾನು ಹೇಳುದು, ಕುಂದ ನಮ್ಮ ಕನ್ನಡವೂ ಹಾಗೆ, ಕನ್ನಡದಷ್ಟು ಒಂದು ಧ್ವನಿಪೂರ್ಣವಾದಂಥ ಭಾಷೆ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳುದು. ಕಾಗೆ ಕಾ ಕಾ ಅಂತ ಕೂಗ್ತದೆ, ದನ ಅಂಬ ಅಂತ ಹೇಳ್ತದೆ, ನಾಯಿ ಬೌ ಬೌ ಅಂತ ಹೇಳಿ ಕೂಗ್ತದೆ, ಎಂತ ಪ್ರತಿಯೊಂದಕ್ಕೂ ಧ್ವನಿ. ನೀರು ಜುಳು ಜುಳು ಜುಳು ಜುಳು ಅಂತ ಹರಿತದೆ, ಮಳೆ ಧೋ ಅಂತ ಸುರಿತದೆ, ಗಂಟೆ ಡಣ ಡಣ ಡಣ ಗಂಟೆ ಬರೆಸುವಂಥದ್ದು, ಶಂಖ ಭೋ ಅಂತ ಶಂಖ ಊದುವಂಥದ್ದು, ಯಾವುದಕ್ಕೆ ಧ್ವನಿ ಇಲ್ಲ. ಕಮ್ಮ ಇಂಗ್ಲೀಷಿಗಿತ್ತ, ಇಂಗ್ಲೀಷಿಗೆ ಹೇಳಿ ಕಮ್ಮ ಇಷ್ಟಪಡ ಧ್ವನಿ ಎಲ್ಲಿ ಇಲ್ಲ. ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲೀಷ್ ನಂತರ ಬಂದದ್ದು, ಕನ್ನಡ ಮುಂಚೆ ಇದ್ದಿತ್ತು. ಕನ್ನಡ ಸಾವಿರ ಸಾವಿರ ವರ್ಷಗಳ ಹಿಂದೆ ಇದ್ದು. ಕವಿರಾಜ ಮಾರ್ಗ ಎನ್ನುವಂತಹ ಮಹಾಕಾವ್ಯವೇ 2000 ವರ್ಷದ ಹಿಂದೆ ಅಂತ ಬಂದಿತ್ತಂತಾದ್ರೆ ಅದಕ್ಕಿಂತ ಮುಂಚೆ ಕನ್ನಡ ಎಷ್ಟು ಬೆಳೆದಿರಬೇಕು ಆಲೋಚನೆ ಮಾಡಿ. ನಿಮ್ಮ ಎಷ್ಟೆಷ್ಟು ಶಾಸನ, ಹಲ್ಮಡಿ ಶಾಸನ ಅದು 2000, ಆನಂತರ ಈಗ ಮತ್ತೆ ಪುನಃ ಹೊಸ ಶಾಸನ ಕಂಡು ಹಿಡಿದಿರು ಅದಕ್ಕಿಂತ ಹಿಂದಿದ್ದಂತೆ. ಅಂದರೆ ಕನ್ನಡ ಎನ್ನುವಂಥದ್ದು ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ. ನಾನು ಅಮೆರಿಕಕ್ಕೆ ಹೋದಾಗ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ನಾನು ಹೇಳುದು, ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ ಮಾತಾಡತಕ್ಕಂಥ ಜನರು ಇರತಕ್ಕಂಥ ಕನ್ನಡ ನಾಡಿನಿಂದ ಬಂದಿದ್ದೇನೆ ಅಂತ ಹೇಳ್ತೇನೆ. ಅಷ್ಟು ಹೆಮ್ಮೆ ಇರಬೇಕು ನಮ್ಮ ಜನಗಳಿಗೆ, ನಮ್ಮ ಮಕ್ಕಳಿಗೆ. ಅದರಲ್ಲಿ ಕುಂದಾಪುರ ಕನ್ನಡ ಎನ್ನುವಂಥದ್ದು ಆಡು ಭಾಷೆ, ನಮ್ಮ ನಾಡು ಭಾಷೆ, ಅದು ನುಡಿ ಎನ್ನುವಂಥದ್ದು ನಮ್ಮ ಶಕ್ತಿ. ಅದು ಕುಂದಾಪುರ ಕನ್ನಡದ ಶಕ್ತಿ, ಅದನ್ನು ನಾವು ಬೆಳೆಸ್ಕು, ಅದನ್ನು ನಾವು ಉಳಿಸ್ಕು. ಹಾಗಾಗಿ ನಾನು ಪದ್ಯ ಬರೆದಿತ್ತಲ್ಲ, ಅಷ್ಟು ಆಗಲೇ ಕಾಲದಲ್ಲೇ ನಾನು ಪದ್ಯ ಬರೆದೆ. ಮಾತ್ರ ಅಲ್ಲ, ಭಾಷಣಗಳಲ್ಲಿ ವೇದಿಕೆ ಮೇಲೆ ನಾನು ಕನ್ನಡ ಕುಂದಾಪುರ ಕನ್ನಡ ಸರಾಗ ಮಾತಾಡೋಕೆ ಶುರು ಮಾಡಿದೆ. ಇವತ್ತು ಕುಂದಾಪುರ ಕನ್ನಡದ ಅಧ್ವರ್ಯು ಅಂತ ಹೇಳಿಸ್ಕೊಳ್ತಕ್ಕಂಥ ಎಷ್ಟೋ ಜನಕ್ಕೆ ವೇದಿಕೆ ಮೇಲೆ ಮಾತಾಡೋಕೆ ಬತ್ತಿಲ್ಲ.
4: ಇದು ಮಾತ್ರ ಸತ್ಯ,
3: ಸತ್ಯ. ಅವರು ಕುಂದಾಪುರ ಕನ್ನಡದ ಕಾರ್ಯಕ್ರಮಕ್ಕೆ ಬಪ್ಪದು ಮ್ಯಾಲ ಹೋಗಿ ನಂಗೆ ಕುಂದಾಪುರ ಕನ್ನಡ ಮಾತಾಡೋಕೆ ಬತ್ತಿಲ್ಲ ಅಂತ ಹೇಳಿ ಮಹನೀಯರೇ ಮತ್ತು ಮಹಿಳೆಯರೇ ಅಂತ ಹೇಳಿ ಶುರು ಮಾಡುದು ಪುಸ್ತಕದ ಕನ್ನಡ,
4: ನಿಜ
3: ಸಾಹಿತ್ಯದ ಕನ್ನಡ. ನಂಗೆ ಬೇಜಾರಾಗ್ತದೆ, ಯಾಕೆ ಮಾತಾಡೋಕ್ಕಾಗ್ತಿಲ್ಲ, ಯಾಕೆ ಪ್ರಯತ್ನ ಮಾಡುತ್ತಿಲ್ಲ. ಪ್ರಯತ್ನ ಮಾಡ್ಕೊ, ಈಗ ಎಷ್ಟು ಮಂದಿ ಮಾಡ್ತರು, ಈಗ ಎಷ್ಟೋ ಪತ್ರಿಕೆಗಳ ಲೇಖನ ಎಲ್ಲ ಬರುತ್ತೆ. ಇವತ್ತು ಈ ಸಲ ಸುಧಾದಲ್ಲಿ ಕಮಲಶಿಲೆ ಹಬ್ಬದ ಬಗ್ಗೆ ಒಂದು ಲೇಖನ ಕುಂದಾಪುರ ಕನ್ನಡದ ಬಂದಿತ್ತು, ನಂಗೆ ಭಾರಿ ಖುಷಿ ಆಯ್ತು. ಹಂಗೆ ಮಾಡ್ಕೊ, ಆ ರೀತಿ ಮಾಡ್ರೆ ಮಾತ್ರ ನಮ್ಮ ಭಾಷೆ ಉಳಿತು ಮತ್ತೆ ಬೆಳೀತು. ಅಷ್ಟು ಶಬ್ದಗಳು ನಮ್ಮ ಬಳಕೆಯಲ್ಲಿತ್ತು. ಇವರದ್ದು ಪುಸ್ತಕ ಇತ್ತಲ್ಲ, ಇವರ ಅಪ್ಪಯ್ಯನ ಆಸ್ತಿಕತೆ ಅಂತೇಳಿ ಇಷ್ಟಪ್ಪ ಪುಸ್ತಕ, ನೀವು ಅದು ಕಾಣ್ಕ. ಕುಂದಾಪುರ ಕನ್ನಡ ಒಂದು ಓತಸ್ರೋತವಾಗಿ ಹರಿವಿಕೆ ಇರತಕ್ಕಂತ ಒಂದು ಕಾದಂಬರಿ ಇದ್ರೆ ಅದು ಅಪ್ಪಯ್ಯನ ಆಸ್ತಿಕತೆ.
4: ಅದು ನಮ್ದು ಉಪಾಯದ್ರದ್ದು.
3: ಹೌದು
4: ಅಲ್ಲ?
3: ಹೌದೌದು, ಅಷ್ಟು ಒಳ್ಳೆ ಪುಸ್ತಕ. ನಾನು ನೋಡ್ಲಿಲ್ಲಪ್ಪ ಯಾವುದಲ್ಲ, ಮರಳಿ ಮಣ್ಣಿಗೆ ಕಾರಂತರದ್ದು ಬಹಳ ಪ್ರಸಿದ್ಧ, ಅದು ಮಣ್ಣಿನ ಕತೆ, ಕುಂದಾಪುರ ಕನ್ನಡ ಇಲ್ಲ. ಆದ್ರೆ ಇದರಲ್ಲಿ ಯಾರಿಗೂ ಯಾರನ್ನು ಹೊಲಿಸ್ತಕ್ಕಂಥ ರೀತಿಯ ಕುಂದಾಪುರ ಕನ್ನಡ ಇತ್ತು. ನಂಗೆ ಎಷ್ಟೋ ಶಬ್ದ ಅರ್ಥ ಇರಲಿಲ್ಲ, ಆ ನಮೂನೆ ಹೇರಳವಾದಂತಹ ಕುಂದಾಪುರ ಕನ್ನಡ ಪದಗಳನ್ನು ಬಳಸಿದ್ದಾರೆ ಉಪಾಧ್ಯರು. ಎಂಥ ಅದ್ಭುತ ಗೊತ್ತುಂಟ ಹಾಂಗಿರ್ಕಂತ ಹೇಳೋದು ನಾನು ಒಂದು ಪುಸ್ತಕ ಕುಂದಾಪುರ ಕನ್ನಡದವರು ತಮ್ಮ ಗ್ರಂಥಗಳಲ್ಲಿ ಅದನ್ನು ಬರೀಕಂತ ಹೇಳುವಂಥ ನನ್ನ ಕಥೆಗಳಲ್ಲಿ ನಾನು ಕುಂದಾಪುರ ಕನ್ನಡ ಬಳಸಿದ್ದೆ ನಾನು ಕತೆ ಪುಸ್ತಕ
4: ನಾನು ಅದೇ ನಿಮ್ಮ ಕತೆ ಪುಸ್ತಕ ಓದೋ ಕಂಡೆ ನಮ್ಮ ಮಾಬುಕಳ ಹೊಳೆ ದೋಣಿ ದೋಣಿ ಅದೊಂದು ಸೀನ್ ಇತ್ತಲ್ಲ ದೋಣಿ
3: ದಾಟದ ಕುಂದಾಪುರ ಕನ್ನಡ ಇತ್ತು ರುಕ್ಮಿಣಿ ಪ್ರಸಂಗ ಅಂತ ಹೇಳಿ ಒಂದು ಕತೆ ಇತ್ತು ಅದರಲ್ಲಿ ಕುಂದಾಪುರ ಕನ್ನಡ ನಾನು ಆದಷ್ಟು ಮಟ್ಟಿಗೆ ಅಲ್ಲಲ್ಲಿ ಕುಂದಾಪುರ ಕನ್ನಡನ ಭಾಷೆಯನ್ನ ಅಲ್ಲಲ್ಲಿ ಕತೆಗಳಲ್ಲೂ ಕೂಡ ಬಳಸಿದ್ದೆ ಕವನ ಪದ್ಯಗಳಲ್ಲೂ ಬಳಸಿದ್ದೆ ಭಾಷಣಗಳಲ್ಲಂತೂ ಬಳಸ್ತಾ ಬಂದಿದ್ದೆ ಚಿಕಾಗೋದಲ್ಲಿ ಜಯಬೇರಿ ಕುಂದಾಪುರ ಕನ್ನಡ ಹೊಡೆದಿತ್ತು ಅಂತ ಹೇಳ್ಕೊ ನಂಗೆ ಭಾಳ ಸಂತೋಷ ಆಯ್ತು ಹೀಗೆ ನಮ್ಮ ಕುಂದಾಪುರ ಕನ್ನಡ ಪಯಣ ಸಾಗ್ತಾ ಇತ್ತು ಅದನ್ನು ಜನ ನೆನಪಿಟ್ಕೊಂಡಿದ್ದಾರೆ ಆ ಟೈಮಲ್ಲಿ ಯಾರೂ ಮಾತಾಡದಿದ್ದಂಥ ಕಾಲದಲ್ಲಿ ಹೆಬ್ಬಾರು ಕುಂದಾಪುರ ಕನ್ನಡವನ್ನು ಗಟ್ಟಿ ಮಾಡಿ ಮಾತಾಡ್ರಲ್ಲ ಅಂಥೇಳಿ ಅವರ ಎದೆಗಾರಿಕೆಗೆ ಮೆಚ್ಚುತ್ತೆ ಅಂತ ಹೇಳೋರಿದ್ರು ಇದೆಲ್ಲ ಎದೆ ಹೊಯ್ಲೆ ಅಂತ ಹೇಳ್ತಾರಲ್ಲ ಹಾಗೆ ಎದೆ ಹೊಯ್ಲೆ ಅದಕ್ಕೂ ಧೈರ್ಯ ಬೇಕಾಗ್ತದೆ ಯಾಕಂದರೆ ಜನ ತಕ್ಕಂತರ ಇಲ್ಲ ಅಂತ ಒಂದು ಅನುಮಾನ ಇರುತ್ತೆ ಆದರೆ ತಕ್ಕೊಂಡಿತ್ತಲ್ಲ ಅದು ನನಗೆ ಅಷ್ಟು ಸಂತೋಷ ಸಂಭ್ರಮ ತಂದಿತ್ತು ಯಾಕಂದರೆ ಚಪ್ಪಾಳೆ ಚಪ್ಪಾಳೆ ಕುಂದಾಪುರ ಕನ್ನಡ ಮಾತಾಡಿ ಕೂಡ ಚಪ್ಪಾಳೆ ಅಯ್ಯೋ ನಮ್ಮನೆ ನಾನು ಆ ಪದ್ಯ ಹೇಳಿದಲ್ಲ ಒಂದೊಂದು ಲೈನಿಗೂ ಕೂಡ ಚಪ್ಪಾಳೆ ಬರ್ತಿತ್ತು ಆ ಸಮಯದಲ್ಲಿ
4: ಈಗ ನೀವು ಕುಂದಾಪುರದಲ್ಲೇ ಹುಟ್ಟಿದವರು ಕುಂದಾಪುರದಲ್ಲೇ ಬೆಳೆದವರು ಕುಂದಾಪುರದ ಉದ್ದ ಅಗಲ ಆಳ ಈಗ ಕುಂದಾಪುರದ ನಮ್ಮ ಪ್ಯಾಟಿಯೇ ತಕೊಂಡ್ರು ಕೂಡ ಅದ್ರ ಆಳ ಅಲ್ಲಿ ಯಾವ ಮರ ಎಲ್ಲಿದ್ದಿತ್ತು ಈಗ ಯಾವ ಮರ ಹೋಗಿ ಯಾವ ಬಿಲ್ಡಿಂಗ್ ಬಂದಿತ್ತು ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಹತ್ರ ಇತ್ತು ಸೊ ನಿಮ್ಗೀಗ ಈಗ 86 ವರ್ಷ ಸರ್
3: 85 ಆಗಿ 86 ಪಾದಾರ್ಪಣೆ
4: ನವೆಂಬರ್ 2ಕ್ಕೆ ಸೊ ಇಷ್ಟು ವರ್ಷ ಈ ಭೂಮಿ ಮೇಲೆ ಅಂದ್ರೆ ಈ ಕುಂದಾಪುರದ ಬಾಳಿ ಬದುಕಿದ್ ನಿಮ್ಗೆ ಆ ಕುಂದಾಪುರ ಆಗಳಿಕೆ ನೀವು ಶಾನಕಿಪ್ಪತ್ತಿಗೆ ಇದ್ದದ್ದು ಈಗಳಿಕೆ ಕುಂದಾಪುರ ಏನ್ ತುಂಬಾ ಡಿಫ್ರೆನ್ಸ್ ನಮ್ಮ ಭಾಷೆಯಲ್ಲಿ ಡಿಫ್ರೆನ್ಸ್ ಎಂತೆಲ್ಲ ಕಾಣುತ್ತೆ ಸರ್ ನಿಮ್ಗೆ
3: ಈಗ ತುಂಬಾ ವ್ಯತ್ಯಾಸ ಉಂಟು ಅಂದ್ರೆ ನಮ್ಮ ನಾವು ಸಣ್ಣದೀಪ್ ಸನಿಗೆ ಇದ್ದಂತ ಜೀವನ ಕ್ರಮ ಇತ್ತಲ್ಲ ಆ ಜೀವನ ಕ್ರಮವೇ ಬೇರೆ ಮತ್ತೆ ಹಾಗೆಲ್ಲ ಸಾಯಂಕಾಲ ಆದ ನಂತರ ಇಡೀ ಕಪ್ಪಾಗಿ ಹೋಗ್ತಿತ್ತು ನಮ್ಮ ಇಡೀ ಕುಂದಾಪುರ ಪ್ಯಾಟಿ ಅನ್ನುವಂಥದ್ದು ಕಪ್ಪಾಗಿ ಹೋಗ್ತಿತ್ತು ಒಬ್ಬ ಮಂಗಳ ಅಂತ ಹೇಳಿ ಒಬ್ಬ ಇದ್ದ ಅವ ಪಂಚಾಯತ್ ಬೋರ್ಡ್ನ ಒಂದು ಕೆಲಸದವ ಅವನ ಸೈಕಲ್ ಮೇಲೆ ಒಂದು ಏಣಿ ಇಟ್ಕೊಂಡು ಒಂದು ಡಬ್ಬಿ ಚಿಮಣೆಣ್ಣೆ ಹಿಡ್ಕೊಂಡು ಬತ್ತಿದ ಬಂದು ಅಲ್ಲಲ್ಲಲ್ಲಿ ದೀಪದ ಸ್ತಂಭ ಅಂದ್ರೆ ದೀಪದ ಕಂಬ ಇರ್ತಿತ್ತು ಆ ಏಣಿ ಇಟ್ಟು ಕಂಬ ಹತ್ತ ಕಂಬ ಹತ್ತಿ ಆ ಕನ್ನಡಿ ಡಬ್ಬಿ ಮೇಲೆ ಅದರದ್ದು ಬಾಗಿಲು ತೆಗೆದು ಅದಕ್ಕೆ ಚಿಮಣೆಣ್ಣೆ ಹಾಕಿ ಬತ್ತಿ ಸ್ವಲ್ಪ ದೊಡ್ಡದು ಮಾಡಿ ದೀಪ ಹಚ್ಚಿ ಹೋತ ಅವನು ಹೋಗಿ ಅರ್ಧ ಗಂಟೆಗೆ ದೀಪ ಹರಿ ಹೊತ್ತು ಆಸಕ್ತಿ ಬೇರೆ ಆದರೆ ಅಲ್ಲಲ್ಲಲ್ಲಿ ಇದ್ದ ಕಂಬಕ್ಕೆಲ್ಲ ದೀಪ ಹಾಕಿ ಹೋಗ್ತಿದ್ದ ಮಂಗಳ ಅಂತೇಳಿ ನಂಗೆ ಇವತ್ತಿಗೆ ನೆನಪಿತ್ತು ಆದರೆ ರಾತ್ರಿ 12 ಗಂಟೆ ಮೇಲೆ ಒಂದು ಚೂರು ಅಲ್ಲಿ
4: ಬೆಳಕಿಲ್ಲ
3: ಕಪ್ಪು ಕತ್ಲೆ ಅಂದರೆ ಅಷ್ಟು ಕಾರ್ ಕತ್ಲೆ ನಮ್ಮ ಶಿವರಾಮಕಾಂತ್ರ ಚೋವನ್ ದುಡಿಗೆ ಬರೆದಾಗೆ ಕಪ್ಪು ಅಂದರೆ ಕಪ್ಪು ಕತ್ಲೆ ಅಂದರೆ ಕತ್ಲೆ ಅಂತೇಳಿ ಕಣ್ಣಿಗೆ ಕಣ್ಣು ತಾಗಿಸಿದ್ರು ಕಾಣದಷ್ಟು ಕತ್ತಲೆ ಅಂತ ಬರ್ತಿದ್ರು ಶಿವರಾಮಕಾಂತ್ರ ಚೋವನ್ ದುಡಿಲಿ ಆ ರೀತಿಯಲ್ಲಿ ನಮ್ಮ ಕುಂದಾಪುರ ಇದ್ದಿತ್ತು ಆದರೂ ಕೂಡ ಕುಂದಾಪುರದ ದೊಡ್ಡ ದೊಡ್ಡ ಮನುಷ್ಯರಲ್ಲ ನಾನು ಆಗ ಬರೋದಲ್ಲ ಅವರೆಲ್ಲ ರಸಿಕತೆಯಿಂದ ಅಲ್ಲಿ ಹೋಗ್ತಿದ್ರು ಮಾರರೆ ಇಲ್ಲಿ ಹೋಗ್ತಿದ್ರು ಮಾರರೆ ಅಂತ ಹೇಳುವಾಗ ಆಗ ನಾನು ಬರ್ದಿದ್ದೆ ಏನಂದ್ರೆ ಈ ಇದೇ ರೀತಿಯ ಕತೆ ಆ ಮಂಗಳನ ಕತೆ ಇತ್ತಲ್ಲ ದೀಪ ಹಚ್ಚುತ್ತಾ ಇದ್ದ ಅಂತೇಳಿ ಅದನ್ನು ಕತೆ ಹಾಕಿದೆ ನಾನು 20:00 ಸಾಯಂಕಾಲ ಆಯ್ತಂದ್ರೆ ಕುಂದಾಪುರ ಇಡೀ ಊರು ಕಪ್ಪು ಹತ್ತಿತ್ತು ಓ ಅಲ್ಲೊಂದು ಇಲ್ಲೊಂದು ಮಿಣಕ್ ಮಿಣಕ್ ಅಂತಿತ್ತು ಕಂಬದ ಮೇಲೆ ಪಂಚಾಯತ್ನ ಬೆಳಕಿದ್ದಿತ್ತು ಸೈಕಲ್ ಮೇಲೆ ಒಂದು ಏಣಿ ಒಂದು ಡಬ್ಬಿ ತುಂಬ ಎಣ್ಣಿ ಹಾಯ್ಕೊಂಡು ಒಂದು ಮನುಷ್ಯ ಬರ್ಪುದಿತ್ತು ಒಂದೊಂದೇ ಕಂಬಕ್ಕೆ ಏಣಿ ಇಟ್ಕೊಂಡು ಹತ್ತಿ ಎಣ್ಣೆ ಹಾಕಿ ದೀಪ ಹಚ್ಚುದಿತ್ತು ಒಂದಿಷ್ಟು ಹೊತ್ತು ಈ ದೀಪ ಉರಿತಿದ್ದಿತ್ತು ಕತ್ಲಾದ್ಮೇಲೆ ಕುಂದಾಪುರ ಸತ್ತಂಗಿತ್ತು ಯಾರ್ಯಾರು ಎಲ್ಲೆಲ್ಲಿಗೆ ಕತ್ಲಾದ್ಮೇಲೆ ಹೋತಿದ್ರೋ ಒಂದಾದ್ರೂ ನಮಗೆಲ್ಲ ಕಾಣ್ತಿರ್ಲಿಲ್ಲ ಆದ್ರೂ ದೊಡ್ಡ ದೊಡ್ಡವರು ಓ ಅವರು ಓ ಇವರು ಓ ಅವಳನ್ನ ಇಟ್ಕೊಂಡಿರು ಅಂತಿದ್ರಲ್ಲೇ ಈಗಂತೂ ಕುಂದಾಪುರ ಬೆಳಕಾಯ್ತಲೆ ಕತ್ಲೆಲ್ಲ ಹೋಯ್ತು ಈಗ ಹಗಲಾಯ್ತಲೆ ಈಗೆಲ್ಲ ದೊಡ್ಡವರು ಎಲ್ಲಿ ಹೋತ್ರೋ ಏನ್ ಕತೆಯೋ ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಮಾದಾರೆ ನಂಗೆ ಗೊತ್ತಿಲ್ಲ ಕುಂದಾಪುರಕ್ಕೆ ಏನಾಯ್ತೋ ನಂಗೆ ಗೊತ್ತಿಲ್ಲ ಅಂಥೇಳಿ ಇದು ಆಗಿನ ಕಾಲದ ಕುಂದಾಪುರದ ರಾತ್ರಿಯ ಸ್ಥಿತಿ ಒಂದೊಂದು ಅಂಗಡಿ ಕಾಣಕ ವೆಂಕಟರಮಣನ ಅಂಗಡಿ ಅಂತ ಇಲ್ಲಿ ಇತ್ತು ಒಂದು ಸಣ್ಣ ಅಂಗಡಿ ಎಷ್ಟು ಗೂಡಂಗಡಿ ಅವ ಅದ್ರಾಗ ಮುದ್ಕೊಂಡು ಕೂತ್ಕೊಂಬುದು ಅದ್ರಾಗ ನಾವು ಹೋಗಿ ಪೆಪ್ಪರ್ಮೆಂಟ್ ತಕೊಂಬುದು ಅದ್ರ ಮೇಲೆ ಲಿಂಬೆಹಣ್ಣು ತಗೊಂಡು ಬಪ್ಪದು ಇಲ್ದಿದ್ದ ಸಾಮಾನು ಇಲ್ಲ ಆ ನಮ್ಮನೆ ಸಣ್ಣ ಸಣ್ಣ ಅಂಗಡಿ ಸೈಕಲ್ ಅಂಗಡಿ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಸಣ್ಣ ಸೈಕಲ್ ತಗೊಂಡು ನಾವು ಕಲುಕೆ ನರಿಬೇಡಕ್ಕೆ ಹೋಗೋದು ನರಿಬೇಡದ ಮೇಲಿಂದ ಕೆಳಗೆ ಸೈಕಲ್ ತಗೊಂಡು ಇಳುವುದು ಅಲ್ಲಿ ಬೀಳುದು ಅದು ಈಗ ಎಣಿಸ್ಕೊಂಡ್ರೆ ಆ ಸೈಕಲ್ನ ಎಣ್ಣೆದ ಪರಿಮಳ ನನ್ನ ಮುಗಿಗೆ ಹೊಡಿತೀಗ ಆಗಿನ ಕಾಲದ ಒಂದು ಅಭ್ಯಾಸದು ಅದು ನಮ್ಮ ಕಣ್ಣಿಗೆ ಮುಗಿ ಈಗ ಹೊಡಿತೀಗ ಆಗ ಒಂದು ಆಣೆ ಕೊಟ್ಟರೆ 1 ಗಂಟೆ ಒಂದು ಅರ್ಧ ಕೊಟ್ಟರೆ ಅರ್ಧ ಗಂಟೆ ಬಾಡಿಗೆ, ಬಾಡಿಗೆ ಸೈಕಲ್ ಅಷ್ಟೆಲ್ಲ. ನಾವು ಶಾಲೆಗೆ ಹೋದ್ರೆ ಹಾಗೆ ಒಂದನೇ ಕ್ಲಾಸಿಗೆ ಒಂದಾಣೆ, ಎರಡನೇ ಕ್ಲಾಸಿಗೆ ಎರಡು ಹಣೆ, ಮೂರನೇ ಕ್ಲಾಸಿಗೆ ಮೂರು ಹಣೆ, ನಾಲ್ಕನೇ ಕ್ಲಾಸಿಗೆ ನಾಲ್ಕು ಹಣೆ, ಐದನೇ ಕ್ಲಾಸಿಗೆ ಐದು ಹಣೆ
4: ಫೀಸ್
3: ಆಗಿಲ್ಲ. ಆ ರೀತಿಯಲ್ಲಿ ನಡೆಯುದು. ಆಗ ಒಂದು ಓಲಿ ಕೊಡೆ ಹಿಡ್ಕೊಂಡು ನಾವು ಶಾಲೆಗೆ ಹೋಗುದು, ಓಲಿ ಕೊಡೆ. ಆ ಓಲಿ ಕೊಡೆ ಹಿಡ್ಕೊಂಡು ಶಾಲೆಗೆ ಹೋದ್ರೆ ಓಲಿ ಕಡೆ ಹಿಡಿದು ಶಾಲೆ ಹೊರಗಿನ ಗೋಡಿ ತಾಯಿಸಿ ಹಿಡ್ಕು ಸಾಂಚಿ ಇಡುದು. ಅಲ್ಲಿ ನಾವು ಒಳಗೆ ಕೂತ್ಕೊಂಡು ಒಳಗೆ ಕೂತ್ಕೊಂಡ್ರೆ ಜೋರ್ ಗಾಳಿ ಬಂದ್ರೆ ಓಲಿ ಕೊಡೆ ಎಲ್ಲ ರೊಯ್ ರೊಯ್ ರೊಯ್ ರೊಯ್ ರಸ್ತೆ ಮೇಲೆ ಓಡುದು, ರಸ್ತೆ ಹೋಯ್ತು. ನಾವು ಶಾಲೆ ಮಾಸ್ಟರ್ನ್ಕೆಂತಿಲ್ಲ ಯಾರಿಗೆಂತಿಲ್ಲ, ಬಡ ಬಡ ಬಡ ಓಡುದು. ಅದ್ರ ಯಾವ್ದು
4: ಕೊಡಿಯಿಂದ
3: ಕೊಡೆಯಿಂದ ಓಡಿ ನಮ್ ನಮ್ ಕೊಡೆ ಹಿಡ್ಕೊಂಡ್ ಹೋಗ್ ಮಾಸ್ಟರ್ ಕಕ್ಕಾ ಬಿಕ್ಕಿ ಮಕ್ಳಿಲ್ಲ. ನಮ್ ಕೊಡೆ ಅಂತ ಗೊತ್ತಾಪ್ಗೆ ನಾವು ಎಂತ ಮಾಡ್ತಿತ್ತಾಗ, ಆಗೆಲ್ಲ ಡಾಮರ್ ಹತ್ತಿತ್ತು ಕೊಡೆಗೆ, ಹೊರಗಿಂದ ಹೊರಗಿಂದ ಡಾಮರ್ ಹತ್ತಿದ್ರೆ ಕೊಡಿ ಸ್ವಲ್ಪ ಬಾಳ್ಕೆ ಬರ್ತಂದಳಿ, ಇಲ್ಲದೆ ಕೊಳಿತು ಬೇಗ. ಡಾಮರ್ ಹತ್ತಿರ ಕೊಳಿತಿಲ್ಲ ಓಲಿ ಕೊಡೆ. ಒಳಗೆ ಅದೇ ಡಾಮರ್ ಕಡ್ಡಿಯಿಂದ ನಾನು ಶಂಕರ ಅಂತ ಬರೀತಿದ್ದೆ ನನ್ನ ಹೆಸರು, ಮತ್ತೆ ಮಕ್ಕಳ ಹೆಸರು ಬರೀತಿ ಲೀಲಾ ಲಲಿತಾ. ನಾನು ದೊಡ್ಡ ಆರ್ಟಿಸ್ಟ್ ಆಗ, ಯಾಕಂದ್ರೆ ಅಲ್ಲ ಮಕ್ಕಳಿಗೆಲ್ಲ ಶಾಲೆಗೆ ಕೊಡೆಗೆ ಹೆಸರು ಬರ್ಕೊಡೋದು, ಶಂಕರಣ್ಣಯ್ಯ ನನ್ನ ಹೆಸರು ಬರ್ಕೊಡೋದು, ನನ್ನ ಹೆಸರು ಬರ್ಕೊಡೋದು, ಮಕ್ಕಳೆಲ್ಲ ಬರ್ಬೋದು, ಅವ್ರ ಒಂದು ಗಡ್ಡಿ ತಕೊಂಡು ಡಾಮರಿಗೆ ಅದ್ದಿ ಬರ್ಕೊಡೋದು. ಆದ್ರೆ ಆಗಿನ ಕಾಲದ ಕತೆ ಇಲ್ಲ. ಹಿಂಗ ಅಲ್ಲಿ ಹೋಗಿ ಶಾಲೆಗೆ ನೆಲದ ಕುತ್ಕೊಂಬುದು, ಬೇಂಚಿ ಇರ್ಲಿಲ್ಲ. ಅಯ್ಯೋ ಪುಕ್ಳಿ ಎಲ್ಲ ಮಣ್ಣು ಚಡ್ಡಿ ಎಲ್ಲ ಕೊಳೆ, ವಾರಕ್ಕೆ ಮೂರು ಚಡ್ಡಿ ಬೇಕತ್ತ ಅಂತ ಸಂದರ್ಭ. ಆ ನಮ್ಮನೆ ಒಂದು ಸ್ಥಿತಿ ಇದೈತೆ. ಈಗ ನಮ್ಮ ಒಳ್ಳೆ ಆಯ್ತು, ಆಸಕ್ತಿ ಬೇರೆ. ಆಗಿನ ಕಾಲದ ಒಂದು ಹಳೆ ಕತೆ. ಆದ್ರೆ ಅಷ್ಟು ಒಂದು ಚಂದ ಇತ್ತು ಶಾಲೆ. ನಮ್ಗೆ ಇವತ್ತಿಗೂ ಒಂದು ಭಾವನಾತ್ಮಕ ಸಂಬಂಧ ಇತ್ತು ಆ ಶಾಲೆಗೆ, ಹಿಂದೂ ಶಾಲೆ ಅಂತೇಳಿ. ಇಲ್ಲಿ ನಮ್ಮ ಆಸ್ಪತ್ರೆಗೆ ಎದುರಿಗಿತ್ತಲ್ಲ, ಬಂಟ್ವಾಳ ರಘುನಾಥ್ ರಾಯರ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೆಸರು ಅದರದ್ದು. ಎಂಥ ಒಂದು ಮಾಸ್ಟರ್ಗಳು, ಎಷ್ಟು ಒಳ್ಳೆಯ ಶಿಸ್ತು ಇದ್ದಿತ್ತು. ಮತ್ತೆ ಗೋಡೆ ಮೇಲೆ ಬರೆದಿತ್ತು ಏನು, ದೇವರ ಭಯವೇ ಜ್ಞಾನದ ಮೂಲ. ಎಲ್ಲರ ಕೇಂದ್ರೀಯ ನಮ್ಮ ಶಾಲೆಯಲ್ಲಿ ಆಗ ದೇವರ ಭಯವೇ ಜ್ಞಾನದ ಮೂಲ. ಕಡೆಗೆ ಸತ್ಯಂ ವದ ಧರ್ಮಂ ಚರ. ಈಗೆಲ್ಲ ಎಲ್ಲಿತ್ತು, ಯಾವ ಶಾಲೆಯಲ್ಲಿ? ಈಗೆಲ್ಲ ಒಂದು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಶಾಲೆ ಕಟ್ತರು. ಇಂಥದ್ದು ಒಂದು ಒಂದು ಗೋಡೆ ಬರಹಿಲ್ಲ. ನಮಗೆಲ್ಲ ಅಚ್ಚಳಿದೆ ನಮ್ಮ ಮನಸ್ಸೊಳಗೆ ಅದು, ನಾವು ಈ ಸಂಸ್ಕೃತಿಯ ಬೇರ್ ಊರ್ ಕಾರಣ ಆ ರೀತಿಯ ಗೋಡೆ ಬರಹ. ಆ ರೀತಿ ಆಗಿನ ಕಾಲದ ಕುಂದಾಪುರ ಹಾಂಗಿತ್ತು. ಇಲ್ಲೇ ನಿಮ್ಮ ವೃಂದಾವನ ಹೋಟೆಲ್ ಹತ್ರ ದೊಡ್ಡ ಹೊಂಡ, ಅದು ಈ ಗಾಡಿ ಎಲ್ಲ ನಿಲ್ಲುವಂತ ಜಾಗ ಇತ್ತು. ನಾಟಕ ಕಂಪನಿ ಎಲ್ಲ ಬಪ್ಪದ ಅಲ್ಲಿಗೆ ಎಲ್ಲ ನಡೆ. ವೀರ ಗುಬ್ಬಿ ವೀರಣ್ಣನ ನಾಟಕ ಸಮೇತ ಅಲ್ಲಿ ಪ್ರದರ್ಶನ ಆಗ್ತಿತ್ತು. ಎಂತೆಂತ ದೊಡ್ಡ ಅಭಿನಯಕಾರರು ಆಕ್ಟರ್ ಎಲ್ಲ ಬರ್ತಿತ್ತು. ಕುಂದಾಪುರದವರೇ ಕೆಲವರೆಲ್ಲ ಒಳ್ಳೊಳ್ಳೆ ಆಕ್ಟರ್ ಇದ್ದಿದ್ರು ಅಲ್ಲಿ. ಅಲ್ಲಿ ನಾಟಕ ಎಲ್ಲ ಆಗ್ತಾ ಇದ್ದಿತ್ತು. ನಂತರ ಗಾಡಿ ಬೇಡ ಅಂತೇಳಿ ಯಾವ್ದು ಏನ ಅಜಂತ ಪ್ರಶ್ನೆ ಎದುರಿಗೆ, ಈಗ ಬಸ್ ಸ್ಟ್ಯಾಂಡ್ ಬಂದಿತ್ತಲ್ಲ, ಈಗ ಬಸ್ ಸ್ಟ್ಯಾಂಡ್ ಅಲ್ಲ ಅದು, ಈಗ ಐ ಸಿ ಐ ಸಿ ಬ್ಯಾಂಕ್ ಕಟ್ಟಡ ಇತ್ತಲ್ಲ ಅದು ಮುಂಚೆ ಖಾಲಿ ಜಾಗ, ಅದು ಬಸ್ ಸ್ಟ್ಯಾಂಡ್ ಹಳಿ ಬಸ್ ಸ್ಟ್ಯಾಂಡ್. ಅಲ್ಲಿ ಗಾಡಿ ಬೇಡ, ಗಾಡಿ ಬೇಡ ಅಂದ್ರೆ ಸಂತಿ ಪಾಪ ಗಾಡಿ ಎಲ್ಲ ನಿಲ್ಲುದೇ ಅಲ್ಲಿ. ನಮಗೆ ಗಮ್ಮತ್ ಅಂತ ಹೇಳಿದ್ರೆ ಸಂತಿ ಪಾಪ ಗಾಡಿ ನಿಲ್ಲುವ ಜೊತೆಗೆ ಆ ಗಾಡಿ ಎತ್ತಿಗಳನ್ನ ಅಡ್ಡ ಹಾಕಿ ಮಲಸಿ ಅದರ ಲಾಳ ಕೆತ್ತುದು ಉಂಟಲ್ಲ ಅದು ಕಾಮಕ್ಕೆ ನಾವು ಹೋಗ್ಬೋದು. ಎತ್ತುಗಳನ್ನ ಕೆಳ ಹಾಕಿ ನಾಲ್ಕು ಕಾಲನ್ನ ಹಗ್ಗ ಹಾಕಿ ಕಟ್ಟಿ ಆ ಲಾಳ ಎಲ್ಲ ಕೆತ್ತುದು ಇತ್ತಲ್ಲ ಅದಕ್ಕೆ ಒಂದು ಜನ ಬರ್ತಿತ್ತು ಅವ್ರಿಗೆಲ್ಲ ದುಡ್ಡು ಆಗ ಸಂತೆಯ ಸಮಯ. ಆ ಲಾಳ ಕೆತ್ತುದು ಮತ್ತೆ ಮೊಳೆ ಹಾಕಿ ಲಾಳ ಹೊಡೆಯುದು ಅದಕ್ಕೆ ಗೊರಸುಗಳಿಂದ ಕೆತ್ತುದು ಲಾಳ ಹೊಡೆಯುದು ಗೊರಸು ಕೆತ್ತುವಂತ ಕೆಲಸ ಇತ್ತಲ್ಲ ಅದ್ಭುತ. ಅದನ್ನ ನೋಡುವಂತದ್ದು
4: ನೀವೆಲ್ಲ ಅದನ್ನ ಕಾಮಕ್ಕೆ
3: ಅದನ್ನ ಕಾಮಕ್ಕೆ ಹೋಗ್ತಿತ್ತು ಈ ಗಾಡಿ ಬೇಣಕ್ಕೆ. ಅದಲ್ಲದೆ ನಮ್ಮ ಕೋರ್ಟ್ ಇತ್ತಲ್ಲ, ಕೋರ್ಟಿನ ಎದುರುಗಡೆ ದೊಡ್ಡ ಒಂದು ವಿಶಾಲವಾದಂತ ಜಾಗ. ಆಗ ಇವರು ಅಲ್ಲಿ ಗಾಡಿ ಬೇಣ, ಸಂತೆಯ ಗಾಡಿ ಎಲ್ಲ ಬಪ್ಪದ ಅಲ್ಲಿಗೆ ಸಂತೆ ಗಾಡಿ ಎಲ್ಲ ಅಲ್ಲಿ ಗಾಡಿ ಅವರಿಗೆಲ್ಲ ನೆರಳು ಆಯ್ಕಂತೇಳಿ ಶ್ರೀರಾಮಕಾಂತ ಅಣ್ಣ ರಾಮಕೃಷ್ಣ ಕೇಳ್ಕಂತ ಮರ ನೆಟ್ಟಿದ್ರು, ಅಷ್ಟು ಮರ ನೆಟ್ಟಿದ್ರು ಅಲ್ಲಿ ನೆರಳು ಬೇಕಂತೇಳಿ. ಅಲ್ಲಿ ಗಮ್ಮತ್ ಗುದೀತ ಅಲ್ಲಿ ಗಾಡಿ ಎಲ್ಲ ಗಾಡಿ ಬೇಣದ ಗಾಡಿ ಬಂದಾಗ ಬಪ್ಪದೆಲ್ಲ ಹುಡುಗ ಹುಡುಗಿರು ಒಂದೊಂದು ಬಾಲ್ದಿ ಹಿಡ್ಕೊಂಡು ಬಪ್ಪದು ಎಂತ ಗುದೀತ ಎತ್ತಲ್ಲ ಸೆಗಣಿ ಹಾಕತ್ತಲ್ಲ ಆ ಎತ್ತು ಹಾಕಿದ ಸೆಗಣಿಯನ್ನ ಹಿಡ್ಕೊಂಡು ಮನೆಗೆ ಹೋಗ್ಬೋದು, ಮನೆ ಸಾರ್ಸೋಕೆ ಸೆಗಣಿ ಬೆರಟೆ ಮಾಡೋಕೆ ಎಲ್ಲ ಅಷ್ಟು ಬಡತನ ಆಗಿನ ಕಾಲದಲ್ಲಿ. ಆ ನಮೂನಿಯ ಒಂದು ಸಂಸ್ಕೃತಿ, ಆ ನಮೂನಿಯ ಒಂದು ವಿಚಾರ ಆಚಾರ ವಿಚಾರ ಎಲ್ಲ ನಡೀತಿತ್ತು ಕಾಲದಲ್ಲಿ.
4: ಈಗ ನಮ್ಮ ಗಾಂಧಿ ಮೈದಾನ ನರಿ ಬೇಣ ಅಂದೆ ಅಂತಕ್ಕೆ,
3: ಅದಕ್ಕೆ ನರಿ ಬೇಣ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಅಲ್ಲಿ ಮಸ್ತ್ ನರಿ. ನಾನು ಸಣ್ಣ ಇರುವಾಗಲೇ ನರಿ ಕೂಗಕ್ಕೆ ಅಂತಿದ್ದೆ ನಾನು. ಅಲ್ಲಿ ಪೊಟ್ರ ಎಲ್ಲ ನರಿ ಇರ್ತಿತ್ತು, ಸಾಯಂಕಾಲ ರಾತ್ರಿ ಆದ ಕೂಡ ನರಿ ಹೊರಗೆ ಬಂದು ಕೂವ ಕೂವ ಕೂವ ಕೂವ ಕೂ ಅಂತ ಕೂಗಕ್ಕೆ ಅಂತಿತ್ತು. ಹಂಗೆ ನರಿ ಬೇಣ ಅಂತಂದ್ರೆ ಅದಕ್ಕೆ ಹೆಸರು ಬಂದದ್ದು. ಕಡೆಗೆ ಅದು ಈ ಗಾಂಧಿ ಮೈದಾನ ನೆಹರು ಮೈದಾನ ಹಿಂಗಿದ್ದೆಲ್ಲ ಹೆಸರು ಹೊಸ ಹೊಸ ಹೆಸರು ಬಹುಶಃ ಆಯ್ತು. ರಾತ್ರಿ ಕತ್ಲಾದ್ಮೇಲೆ ಅಲ್ಲಿ ಹೋಗೋಕೆ ಸಾಧ್ಯ ಇಲ್ಲ. ಅಲ್ಲಿ ಜನ ಹೇಳುದು ದೊಡ್ಡ ಮರ ಇತ್ತು, ಬ್ರಹ್ಮರಾಕ್ಷಸಿ ಇತ್ತು, ಹೋಯ್ಬೇಡಿ ಅಲ್ಲಿ ಅಂತ
4: ಹೇಳುದು.
3: ಮರ ಎಲ್ಲ ಹೋಯ್ತು, ಬ್ರಹ್ಮರಾಕ್ಷಸ ಕತೆ ಯಾಕೆ ಹಾಕಿದ್ದಂತ ಕಡಕೆಂಸನಿಗೆ. ನಮ್ಮಲ್ಲಿ ಕೆಲವು ರಸಿಕರೆಲ್ಲ ದೊಡ್ಡ ದೊಡ್ಡ ವಕೀಲರೆಲ್ಲ ರಾತ್ರಿ ಕಟ್ಟಿಗೆ ಲಾಟನ್ ಹಿಡ್ಕೊಂಡು ಲಾಟನ್ ಹಿಡ್ಕೊಂಡು ಜನ ಇವ್ರು ಹೋಗೋದು ಬೇರೆ ಮನೆಗೆ. ಅದಕ್ಕೆ ಅವ್ರು ಅದ ಅವ್ರ ಗುಟ್ಟು ಗೊತ್ತಂದ್ರೆ ನಮ್ಗೆಲ್ಲ ಅಲ್ಲಿ ಹೋಯ್ ಬಡಿ ಅಲ್ಲಿ ಬ್ರಹ್ಮರಾಕ್ಷಸ ಇತ್ತು ಅಂತ ಹೇಳುದು ಹೆದರ್ಸು ಆಗಿನ ಕಾಲದಲ್ಲಿ. ಅದು ಮತ್ತೆ ಗಾಡಿ ಬರ್ತಿತ್ತಲ್ಲ ಸಂತಿಗೆ, ಸಾಲ್ ಸಾಲ್ ಸಾಲ್ ಸಾಲ್ ಗಾಡಿ ಬರುದು, ಆ ಗಾಡಿ ಎತ್ತುಗಳ ಕಣ್ಣು ಹೊಳಿದು ಕಾಣ್ತೀನಿ ರಾತ್ರಿ ಹೇಳಿ ಎಂತ ಪಳ ಪಳ ಪಳ ಪಳ ಹೊಡೆಯುದು. ಅದ್ರ ಜೊತೆಗೆ ಆ ಗಾಡಿ ಒಂದು ಹಾಡು ಹಾಡುದು, ಓ ಅಂತ ಕಂಡು ಹಾಡು ಹಾಡುದು. ಆ ಹಾಡೆಲ್ಲ ಸಂಗ್ರಹ ಮಾಡಿದ್ರೆ ಇವತ್ತಿಗೆ ಎಷ್ಟು ದೊಡ್ಡ ಸಾಹಿತ್ಯ ಆಗ್ತಿತ್ತು. ಅದೆಲ್ಲ ಆಶಿಕ ವಿಧಿಗಳು ಅಲ್ಲೆಲ್ಲ ಹಾಡ್ತಿದ್ರು. ಇದೆಲ್ಲ ಎಲ್ಲಿ ಹೋಯ್ತು? ಅದೇ ನಂಗೆ ಬೇಜಾರಾಗುದು. ಆಗಿನ ಸಂಸ್ಕೃತಿ ಬೇರೆ, ಈಗಿನ ಸಂಸ್ಕೃತಿ ಬೇರೆ. ಮತ್ತೆ ಆಗ ಒಂದೇ ಶಬ್ದ, ಒಂದೇ ರಸ್ತೆ, ಅದು ಧೂಳ್ ರಸ್ತೆ, ತಾರ್ ರೋಡ್ ಇಲ್ಲ,
4: ಕಚ್ಚಾ ರೋಡ್.
3: ಎಷ್ಟು ಮಟ್ಟಿಗೆ ಬೆಳೀತು
4: ಅಲ್ಲ, ನಿಮ್ಗೆ ಎಂತ ಅನ್ಸುತ್ತೆ ಈಗ ನಮ್ಮ ಕುಂದಾಪುರ ಈ ತರ ಬೆಳೆದಿದೆಯಲ್ಲ?
3: ಅದು ನೋಡಿ, ನಾಗರಿಕತೆ ಬೆಳೆದ ಹಾಗೆ ಅವಶ್ಯಕತೆಗಳು ಜಾಸ್ತಿ ಆದ ಹಾಗೆ ಬೆಳೀತಾ ಬೆಳೀತಾ ಬೆಳೀತಾ ಹೋಗ್ತದೆ. ಈಗ ಕಾಂಕ್ರೀಟ್ ಬಂತು, ಸಿಮೆಂಟ್ ಬಂತು. ಈಗ ಒಂದು ಮನೆ, ಆಗಿನ ಮನೆ ಅಂತ ಹೇಳಿದ್ರೆ ಒಂದು ಜಂತಿ, ಒಂದು ಪಗಾಶಿ, ಒಂದು ಮಾಡ್, ಹಿಂಗಿಂದೆಲ್ಲ ಇರ್ತಿತ್ತು. ಒಂದು ಚಾವಡಿ, ಒಂದು ಅಡಿಗೆ ಕೋಣೆ, ಒಂದು ಭೋಜನ ಶಾಲೆ, ಒಂದು ದೇವ್ರ ಕೋಣೆ, ಒಂದು ಪಡಸಾಲೆ, ಹಿಂಗೆಲ್ಲ ಇದ್ದಿತ್ತು. ನಮ್ಮನೆಯೇ ತಗೊಂಡು ನಮ್ಮನೆಗೆ ಗೇಟ್ ದಾಟಿ ಒಳಗೆ ಬಂದ್ರೆ, ಗೇಟ್ ದಾಟಿಗೆ ಮುಂಚೆ ಎರಡು ಗೋಪುರ ಇತ್ತು ಗೇಟಿಗೆ, ನಂತರ ಪಾಗರ ಇದ್ದಿತ್ತು. ಆ ಪಾಗರ ದಾಟಿ ಒಳಗೆ ಬಂದ್ರೆ ತಗಡಿನ ಚಪ್ರ, ತಗಡಿನ ಚಪ್ರ ಅಂದ್ರೆ ಅಪ್ಪಡ, ಅಪ್ಪಡ ಕನ್ನಡ ಶಬ್ದ ಅದು, ತಗಡಿನ ಚಪ್ರ. ಆಯ್ತಾ, ತಗಡಿನ ಚಪ್ರ ದಾಟಿ ಒಳಗೆ ಬಂದ್ರೆ ಚಾವಡಿ, ಚಾವಡಿ ಅಂತಲೇ ಹೇಳುದು. ಈಗ ಅದಕ್ಕೆ ಈಗ ಚಾವಡಿ ಅಂದ್ರೆ ಹತ್ತತ್ತಿಲ್ಲ ಒಳಗೆ. ಅದಕ್ಕಿಂತ ಒಳಗೆ ಬಂದ್ರೆ ಪಡಸಾಲೆ, ಪಡಸಾಲಿಂದ ಒಳಗೆ ಬಂದ್ರೆ ದೇವರ ಕೋಣೆ, ದೇವರ ಕೋಣೆಯಿಂದ ಆಚೆ ಬಂದ್ರೆ ಭೋಜನಶಾಲೆ, ಭೋಜನಶಾಲೆಯಿಂದ ಅಡಿಗೆ ಕೋಣೆ, ಅಡಿಗೆ ಕೋಣೆ ಆದ್ರೆ ಬಚ್ಲಿ ಕೋಣೆ, ಆಮೇಲೆ ಪಾಯ್ಕಾನೆ. ಈಗ ಬಚ್ಲಿ ಮನೆ ಪಾಯ್ಕಾನೆ ಹೆಸರೇ ಇಲ್ಲ.
4: ಮತ್ತೆ ಬಚ್ಚೆ ಮನೆ ಪಾಯ್ಕಾನೆ ಮನೆ ಒಳಗಲ್ಲ, ಹೊರಗೆ
3: ಮತ್ತೆ ಕಂಪೌಂಡ್ ಅಂದ್ರೆ ಹಿತ್ಲು. ಆಗಲೇ ಹಿತ್ಲು, ಹಿತ್ಲು ಅಂದ್ರೆ ಭಾರಿ ಪ್ರಸಿದ್ಧ. ಹಿತ್ಲಲ್ಲಿ ಬಾವಿ, ಆಮೇಲೆ ಬಾಮಿಯಲ್ಲಿ ಬಟ್ಟೆ ಹೋಗಿಕೊಂಡ್ ಕಲ್ಲು, ಪಾತ್ರ ಹೋಗಿಕೊಂಡ್ ಕಲ್ಲು, ಹಿಂಗಿಂದೆಲ್ಲ. ಅದೇ ಆಗಿನ ಸಂಸ್ಕೃತಿ. ಈಗ ಎಷ್ಟು ಬದಲಾವಣೆ ಆಯ್ತಂತ ಹೇಳಿದ್ರೆ, ಈಗ ನಮ್ಮ ಇವನೇ ಇಂಗ್ಲಿಷ್ ಸುಟ್ಟು ಕೊಟ್ರೆ ಬರ್ತಿಲ್ಲ ಅಂತ ಹೇಳುವ ಕಾಂಟ್ರಾಕ್ಟ್ ಆದವ. ಈಗ ಬಂದು ವಕೀಲ್ರೆ, ಇದು ನಮ್ಮ ಸೈಟ್, ಜಾಗ ಅಂತಿಲ್ಲ, ಇದು ನಮ್ಮ ಸೈಟ್, ಇದು ನಮ್ಮ ಸೈಟ್, ಇದು ಕಾಣಿ, ಇದು ಫೌಂಡೇಶನ್, ಇದು ಕಾಣಿ, ಇದು ನಮ್ಮ ಬಿಲ್ಡಿಂಗ್ ಅಂತ ಹೇಳ್ತಾ, ಇದಕ್ಕೆ ಪೋರ್ಟಿಕೋ, ಇದು ಮತ್ತೆ ಇದು ಬಂತು ಮೇಲೆ ಟೆರೇಸ್ ಕಾಂಕ್ರೀಟ್, ಹೀಗೆಲ್ಲ ಹೇಳ್ತಾ ಇರ್ತಾರೆ ಹೊರತು ಒಂದೇ ಒಂದು ಹಳೆ ಕನ್ನಡದ ಒಂದು ಶಬ್ದ ಅವ್ರ ಬಾಯಿಗೆ ಬಂದ್ರೆ ಕೇಳಿ. ಹಾಗಾಗಿ ಚಾವಡಿ ಹೋಯ್ತು, ಭೋಜನಶಾಲೆ ಹೋಯ್ತು, ಅಡಿಗೆ ಕೋಣೆ ಹೋಯ್ತು, ದೇವ್ರ ಕೋಣೆ ಹೋಯ್ತು, ದಾಸ್ತಾನು ಕೋಣೆ, ಸಾಮಗ್ರಿ ಕೋಣೆ ಎಲ್ಲ ಹೋಯ್ತು. ಇದೆಲ್ಲ ಈಗ ಬದಲಾವಣೆ ಆದಂತ ಸಂಗತಿಗಳು. ಆದ್ರೆ ನಾಗರಿಕತೆ ಎಂತ ಮಾಡಬಹುದು, ನಾವು ಎಂತ ಮಾಡಬೇಕು, ನಮ್ ಕೈಗೆ ಎಂತ ಇಲ್ಲ. ನೆನಪಿನಿಂದ ಹಳೆಯ ನೆನಪುಗಳನ್ನ ಮಾತ್ರ ಇಲ್ಲಿ ಮರುಕಳಿಸ್ತಾ ಇರತಕ್ಕಂಥದ್ದು ನಮ್ ಕೆಲಸ ಅಷ್ಟೇ. ಹಂಗಾಗಿ ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಬರೀ ಕನ್ನಡ ಅಲ್ಲ, ಅದು ನಮ್ಮ ಬದುಕು ಮಾತ್ರ ಅಲ್ಲ. ಬದುಕಿನಲ್ಲಿ ಏನು ಸೀರೆ ಹೋಗಿದೆ? ಅದರಲ್ಲಿ ಅಪ್ಪಿ ಮಿಡಿ ಉಪ್ಪಿನಕಾಯಿ ಬಂತು, ಪತ್ರಡೆ ಬಂತು, ಶಾಮಿಗೆ ಬಂತು, ಕಾಯಿಹಾಲ್ ಬಂತು, ನಮ್ಮ ಜನಜೀವನ ಬಂತು, ನಮ್ಮ ಆಗಿನ ಕಾಲದ ಆಟ ಓಟ ಕಲೆ ಎಲ್ಲ ಬಂತು ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ. ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಒಂದು ಸಮಗ್ರವಾದಂತಹ ಒಂದು ಜೀವನ, ಸಮಗ್ರವಾದಂತಹ ಒಂದು ಬದುಕು, ಅದರಲ್ಲಿ ಎಲ್ಲವೂ ಬಂದ್ರೆ ಹಾಗೆ ಕುಂದಾಪುರ ಕನ್ನಡ ಎನ್ನುವಂತಹದ್ದು ನಮ್ಮನ್ನ ಒಳ್ಳೆ ಸ್ವಾರಸ್ಯಕರವಾಗಿ ನಾವು ಅದನ್ನ ಸವಿಲಿಕ್ಕೆ ಸಾಧ್ಯ ಇತ್ತು ಅಂತ ನನಗೆ ಅನಿಸ್ತು.
4: ಈಗ ನೀವು ಮದುವೆ ಆದವರು ಕಾಸರಗೋಡಿನವರು, ಅವರಿಗೆ ಇಲ್ಲಿ ಬಂದಾಗ ಯೂಶುವಲಿ ಅದೊಂದು ಇರುತ್ತೆ. ಈಗ ತುಳುವಿನವರು ಅಥವಾ ಬೇರೆ ಭಾಷೆಯವರು ಕುಂದಾಪುರಕ್ಕೆ ಬಂದಾಗ ಅವ್ರಿಗೆ ಫಸ್ಟ್ ಕುಂದಾಪುರ ಕನ್ನಡ ಅರ್ಥವೇ ಆತಿಲ್ಲ. ನಮ್ಮ ಭಾಷೆ ಅಷ್ಟು ಸ್ಪೀಡ್, ನಾವು ಮಾತಾಡೋದು ಅಷ್ಟು ಯಂತ್ರ ಗಡಿ ಬಿಡಂಗೆ ಮಾತಾಡ್ದಂಗೆ. ಅವರಿಗೆ ಎಷ್ಟು ಅಯೋಮಯ ಆಯ್ತು, ಅವ್ರು ಎಷ್ಟು ನಮ್ಮ ಭಾಷೆನ ಪ್ರೀತಿಸೋಕ್ ಶುರು ಮಾಡ್ರ. ನೀವು ಅದಕ್ಕೆ ಎಂತೆಲ್ಲ ಸರ್ಕಸ್ ಮಾಡ್ಕಾಯ್ತ
3: ಬಂದು ಕೂಡ ಹಾಂಗೆ ಆಯ್ತು ಅವರಿಗೆ. ಅವರದೆಲ್ಲ ಬಹಳ ಬಿಡಿಸಿ ಬಿಡಿಸಿ ಬಿಡಿಸಿ ಆಡುವಂತ ಮಾತು, ಅದು ಪುಸ್ತಕದ ಕನ್ನಡವನ್ನ ಅವರು ಮಾತನಾಡ್ತಕ್ಕಂತ ರೀತಿ. ನಾನು ನಮ್ಮ ಅವರಿಗೆ ಅಲ್ಲಿ ಹೋದಾಗ ಅವಳ ತಂಗಿ ಹತ್ರ ಕೇಳಿದೆ, ಈ ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತ ಕೇಳಿದೆ. ಅವಳು ಅಷ್ಟು ಸ್ಪೀಡ್ ಆಗಿ ನಾನು ಹೇಳಿದ್ದೆ, ಅವಳಿಗೆ ಅರ್ಥವೇ ಇಲ್ಲ ಎಂತ ಏನಂತ ಕೇಳಿದ್ರು. ಮತ್ತೆ ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತೇಳಿ, ಹಾಗೆ ಅವಳು ಹೇಳಲು, ಕಾಸರಗೋಡಿನಲ್ಲಿ ಕನ್ನಡ ಸಿನಿಮಾಗಳು ಅಪರೂಪಕ್ಕೆ ಬರುತ್ತವೆ ಅಂತ ಹೇಳುವಾಗ ನನಗೆ ನನ್ನ ಇಡೀ ಆಯುಷ್ಯ ಅನ್ನುವಂಥದ್ದು ಹೋಯ್ತಾ ಅಂತ ಹೇಳಿ ಕಾಣ್ತು. ಅಷ್ಟು ಮಟ್ಟಿಗೆ ಮೆಲ್ಲ ಮೆಲ್ಲ ಮೆಲ್ಲ ಹೇಳ್ತಿದ್ರು. ಮತ್ತೆ ನಾ ಇಲ್ಲಿ ಬಂದ ಕೂಡಲೆ ಮದುವೆಯಾಗಿ, ಹಾಯ್ ಚಪ್ಪರದಾಗ ಹಪ್ಪಳ ಹೋಯ್ತಾ ಅಂತ ಕೇಳಿದ್ರೆ ಅವಳಿಗೆ ಅರ್ಥವೇ ಇಲ್ಲ. ಅವ್ರ ಹತ್ರ ಕೇಳಿದ್ರೆ ಚಪ್ಪರದಲ್ಲಿ ಹಪ್ಪಳ ಹೋಯ್ತಾ ಅಂತ ಹೇಳ್ಬೇಕು. ಈಗ ಅವಳು ಕನ್ನಡ ಎಷ್ಟು ನಮ್ಮ ಹಂಗೆ ಕುಂದಾಪುರ ಕನ್ನಡ ಅವಳು ಕಲ್ತು ಎಷ್ಟು ಸ್ಪೀಡ್ ಮಾತಾಡ್ತಂತ ಹೇಳ್ರೆ, ಅವಳು ಕಾಸರಗೋಡಿಗೆ ಹೋದ್ರೆ ಅಲ್ಲಿಯವ್ರು ಕೇಂಬುದು, ಎಂತ ಸುಧಕ್ಕ ನಿನ್ನ ಕನ್ನಡ ಎಂತ ಆಯ್ತಿದ್ ನಿನ್ನ ಕನ್ನಡ ಎಂತ ಬೇರೆ ಆಯ್ಕ ಅಂತಲ್ಲ ಅಂತ ಅಲ್ಲಿಯವ್ರ ಕೇಂತ್ರಿಕ. ಹಾಗೆ ಅವಳು ಅದನ್ನ ಕಲ್ತ್ಕೊಂಡು ಅವಳು ನಮ್ಮೊಟ್ಟಿಗೆ ಮಾತಾಡೋ ಸನಗೆ ಅಷ್ಟ ಮಟ್ಟಿಗೆ ವೇಗ ಆಗಿ ಮಾತಾಡೋಕೆ ಶುರು ಮಾಡಿರ್ಲಿ. ಈಗ ಕುಂದಾಪುರ ಕನ್ನಡ ಒಬ್ಬ ವೇಗದ್ದು ಒಂದು ಜೋರಿತ್ತು, ಅದಕ್ಕೆ ರಾಪ್ ಇತ್ತು ಎಲ್ಲ ಅದು ಬರ್ತದೆ. ರಾಪು ಅವಳಿಗೆ ಬಂದಿತ್ತು ಈಗ.
4: ಆದ್ರೆ ನೀವು ನೋಡಿ, ಯಾವುದೇ ವೇದಿಕೆ ಆದ್ರೂ ಕುಂದಾಪುರ ಕನ್ನಡ ಮಾತಾಡೋದು, ನೀವು ವಕೀಲರು ವೃತ್ತಿಯಲ್ಲಿ, ಅದು ಬಹುಶಃ ನಿಮ್ಗೆ ಅಂತ ಹೇಳಿ ಮಾಡಿಸಿದ ಕೆಲಸ ಅಲ್ದಾ. ಸೊ ಈ ವೃತ್ತಿಯಲ್ಲಿ ವಕೀಲರಾಗಿ ನೀವು ವಕೀಲಿತನ ಮಾಡುವತ್ತಿಗೂ ಕುಂದಾಪುರ ಕನ್ನಡವೇ ಮಾತಾಡೋದ ಹೆಂಗೆ?
3: ಇಲ್ಲ ಅಂದ್ರೆ ಕುಂದಾಪುರ ಕನ್ನಡ ಈ ಕಕ್ಷಿಗಾರ ಹತ್ರ ಮಾತಾಡುತ್ತೆ, ಸಾಕ್ಷಿಗಾರ ಹತ್ರ ಮಾತಾಡುತ್ತೆ. ಸಾಕ್ಷಿಗಾರರಿಗೆ ಕುಂದಾಪುರ ಕನ್ನಡದಾಗೆ ಕೆಣಕು
4: ಕಂಫರ್ಟೇಬಲ್
3: ಅವರಿಗೆ ಅರ್ಥ ಆಗ್ತದೆ. ಆದ್ರೆ ಮ್ಯಾಲ್ ಕೂತವರಿದ್ರಲ್ಲ ಅವರಿಗೆ, ಅವರು ಯಾವ್ದಾವ್ದೋ ಊರಿಂದ ಬತ್ತರು, ಯಾವ್ದಾವ್ದು ಊರಿಂದ, ಕುಂದಾಪುರದವ್ರು ಯಾರಿಲ್ಲ, ಎಲ್ಲ ಬಾಗಲಕೋಟೆ, ಬಿಜಾಪುರ, ಚಿತ್ರದುರ್ಗ, ಬೆಂಗಳೂರು, ಹಾಸನ, ಶಿವಮೊಗ್ಗ ಈ ಕಡೆಯಿಂದ ಒಪ್ಪವರು. ಅವ್ರಿಗೆ ಅರ್ಥತ್ತ ಹಾಗೆ ನಾವು ಅರ್ಥ ಮಾಡಿ ಹೇಳ್ಕತ್ತು. ಹಾಗೆ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ, ನಮ್ಮ ವಾದ ವಿವಾದ ಎಲ್ಲ ಇಂಗ್ಲಿಷ್ನಲ್ಲೇ, ಅದು ಕೂಡ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ. ಒಂದೊಂದ್ಸಲ ತಮಾಷೆ ಮಾಡೋದಿತ್ತು ಒಬ್ಬರಿಂದ ಒಬ್ಬರಿಗೆ, ಹಾಗೆ ಕುಂದಾಪುರ ಕನ್ನಡ ಮಾತಾಡ್ಕೊಂಡು ವಕೀಲರುಗಳೆಲ್ಲ. ಒಂದ್ಸಲ ಎಂತಾಯ್ತು, ಒಂದು ಕೇಸ್ ನಲ್ಲಿ ನಾನು ಒಬ್ಬ ಕಿರಿಯ ವಕೀಲ, ನನ್ನ ಅತಿ ಹಿರಿಯ ವಕೀಲರು ನೇರಂಬಳ್ಳಿ ಪರಮೇಶ್ವರಯ್ಯ, ಅವರು ದೊಡ್ಡ ವಕೀಲರು. ಅವರ ಕೇಸ್ನಲ್ಲಿ ನಾನು ಅವರನ್ನು ಮೀರಿಸಿ ಒಂದು ವಾದ ಮಾಡಿಬಿಟ್ಟೆ. ಮೀರಿಸಿ ವಾದ ಮಾಡಿಬಿಟ್ರಂದ್ರೆ ಅವರಿಗೆ ತಾನು ಸೋತೆ ಅಂತ ಗೊತ್ತಾಯ್ತು. ಅವ್ರಿಗೆ ಸಿಟ್ಟತ್ ಬಂತು, ಸಿಟ್ಟತ್ ಬಂದು ಅವರಿದ್ದಂತ ಹೇಳ್ರು ಕುಂದಾಪುರ ಕನ್ನಡ ಬೈದ್ಬಿಟ್ರದಂಗೆ. ಅವಾಗ ನಿನ್ನ ಕೈಪೆತ್ತಗಲ್ಲ ಹೇತ್ ಕಂಡಿದೆಯಲ್ಲ ಅಂದ್ರು, ನಿನ್ನ ಕೈಪೆತ್ತಗಲ್ಲ ಹೇತ್ ಕಂಡಿದೆಯಲ್ಲ ಅಂದ್ರು. ಅದು ಕುಂದಾಪುರ ಕನ್ನಡ ಗೊತ್ತಿದ್ದವ್ರಿಗೆ ಹತ್ತತ್ತೆ, ಯಾರಿಗೂ ಹತ್ತತ್ತಿಲ್ಲ ಉಳಿದವರಿಗೆ. ಅಂದ್ರೆ ನನ್ನ ವಾದ ಪತ್ರ ಇತ್ತಲ್ಲ ಅದ್ರಲ್ಲೆಲ್ಲ ನೀನ್ ಹೇಳ್ ಮಾಡ್ಕೊಂಡಿದ್ದೆ ಅಂತ ಲೆಕ್ಕ. ಅದರ ಅರ್ಥ ಎಲ್ರಿಗೂ ಆಶ್ಚರ್ಯ ಆಯ್ತು, ಅವ್ರು ಹಿಂಗೆ ಓಪನ್ ಆಗಿ ಕುಂದಾಪುರ ಕನ್ನಡ ಬೈದ್ಬಿಟ್ರಲ್ಲ ಹೆಬ್ಬರ್ ಎಂತ ಹೇಳಿದ್ರೆ ಕಾಂಬ ಅಂದ್. ನಾನು ಒಂದೇ ಮಾತು ಹೇಳಿದೆ, ಅದು ನಿಮ್ ಬಾಯಿಗೆ ಬಪ್ಪಕ್ಕಾಗಿತ್ತಂದೆ, ಅದು ನಿಮ್ ಬಾಯಿ ಬಪ್ಪಕ್ಕಾಗಿತ್ತಂತ. ಅಯ್ಯೋ ಒಂದು ನೆಗಾಡಿ ನೆಗಾಡಿ ಎಲ್ರಿಗೂ. ಆಗಿನ ಕಾಲ ವಕೀಲರು ಎಷ್ಟು ದೊಡ್ಡ ಮನುಷ್ಯರು ಅಂದ್ರೆ ಪರಮೇಶ್ವರ ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು, ಅಡ್ಡಿಲ್ಲ ಮರೆ ನೀನು ಅಡ್ಡಿಲ್ಲ ಹೇಳ ಹೇಳ ಹೇಳ್ಕ ಹೇಳ್ಕ ಅಂತ ಹೇಳಿ ಆ ರೀತಿ ತಗೊಂತಾರೆ, ಸ್ವೀಕಾರ ಮಾಡ್ತಾರೆ ಶಾಸ್ತ್ರಿಯನ್ನು ಕೂಡ. ಮೇಲಿಗಿದ್ದ ಜಡ್ಜ್ಗಳ ಕಡೆ ಅರ್ಥ ಆಗಿ ಅವರು ಹೋಪಲ್ಲರಿಗೂ ನಾನು ಹೇಳು ಹೆಬ್ಬರ್ ಆ ದಿವಸ ನೀವು ಒಂದು ಮಾತಾಡಿದ್ರೆ ಅವ್ರ ಬಾಯಿ ಬಪ್ಪಗಾಗಿದ್ದು, ಎಷ್ಟು ಚಂದ ಉತ್ತರ ಕೊಟ್ರಿ ಮಾರ್ರಿ ಅಂತ ಹೇಳ್ತಾರೆ. ಹೀಗಿಂದಲ್ಲಿ ನಡೀತು ಕುಂದಾಪುರ ಕನ್ನಡದ ಸಂಭಾಷಣೆಗಳೆಲ್ಲ ಅಲ್ಲಿ ನಮಗೆಲ್ಲ ನೆನಪಿರುತ್ತೆ ಕೆಲವೆಲ್ಲ.
4: ಓಕೆ, ನೀವೀಗ ಬರವಣಿಗೆಯಲ್ಲಿ ಸಹ ಇದ್ದವರು ಅಂದ್ರೆ ಬರೀ ಮಾತಾಡೋದಲ್ಲ, ಕಥೆಗಳನ್ನ ಬರ್ದಾರ, ಪದ್ಯಗಳನ್ನ ಬರ್ದಾರ. ಸರ್, ನಿಮ್ಮ ಇಡೀ ಜೀವಮಾನ ಈಗ 85 ವರ್ಷ ಏನಿತ್ತು, ನೀವು ಸಣ್ಣ ಮಗುವಿಂದ ಇವತ್ತು ಅಜ್ಜ ಆಯ್ರಿ 6 ಮೊಮ್ಮಕ್ಕಳಿಗೆ, ಅಲ್ಲಿ ತನಕದ ಪ್ರಯಾಣದಲ್ಲಿ ನಮ್ಮ ಏಸನ್ ಹೆಬ್ಬಾರ್ ಒಟ್ಟಿಗೆ ಎಂತ ಇದ್ಕೆ ಅಂದ್ರೆ ಅದು ಕುಂದಾಪುರ ಕನ್ನಡ. ಕುಂದಾಪುರ ಕನ್ನಡದ ಒಟ್ಟಿಗೆ ಯಾರಿದ್ದಿರ್ಕೆ ಅಂದ್ರೆ ಅದು ಏಸನ್ ಹೆಬ್ಬಾರ್ ಅಲ್ಲಾ. ನಂದೊಂದು ಪ್ರಶ್ನೆ, ಈಗಿನ ದಿನಗಳಲ್ಲಿ ನಾವು ಕುಂದಾಪುರ ಕನ್ನಡ ಹಬ್ಬ ಅದರದೊಂದು ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡುತ್ತೆ, ಆಗಲಿಕ್ಕೂ ನೀವು ಮಾಡ್ತಿದ್ದೀರಿ, ನಿಮ್ಗಾದ ಮಟ್ಟದಲ್ಲಿ ಆಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ಲಿಲ್ಲ, ಅದನ್ನ ನಿಮ್ಗೆ ಇಡೀ ಊರಿಗೆ ತೋರಿಸುವಂತ ಸಾಧ್ಯತೆಗಳಿರ್ಲಿಲ್ಲ, ಆ ಇತಿಮಿತಿಯಲ್ಲೇ ಇದ್ದಿತ್ತು. ಈಗ ನಿಮ್ಗೆ ಕಾಮತಿಗೆ ಹೆಂಗ ಅನ್ಸುತ್ತೆ, ನಾವಂತೂ ತಡದಾಯಿ ಹುಟ್ಟಿ ರಾತಿದ್ದು ಅನ್ಸುತ್ತೆ ಹೆಂಗೆ?
3: ಇಲ್ಲ, ನನಗೆ ಆಗಿನ ಕಾಲವೇ ನನಗೆ ಬಹಳ ಇನ್ನು ಕೂಡ ಸುಂದರವಾಗಿ ಒಂದು ಅಪ್ಯಾಯಮಾನವಾಗಿ ಮನಸ್ಸಿಗೆ ಹಾಯಾಗಿ ಕಾಣ್ತಕ್ಕಂಥದ್ದು ಆಗಿನ ಕಾಲವೇ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಾವೆಲ್ಲ ಕುಂದಾಪುರ ಕನ್ನಡಗೆ ಬಯಸ್ಕೊಂಬುದು, ಮನೆಯೊಳಗೆ ಕುಂದಾಪುರ ಕನ್ನಡದಿಗೆ ಹಾಸ್ಯ ಮಾಡೋದು, ಆ ನಮ್ಮನೆ ಬೆಳೆದವ್ರು ನಾವು ಅಷ್ಟು ಮಟ್ಟಿಗೆ. ಅಂದ್ರೆ ದೊಡ್ಡ ಮನೆ ನಮ್ಮದು. ನಮ್ಮದೇ ನಾನು ನಿಮಗೆ ಹೇಳಿದಲ್ಲ, ನಮ್ಮ ಅಪ್ಪನಿಗೆ 10 ಹೆಣ್ಣು 4 ಗಂಡು, ನಾವು ಅಷ್ಟು ದೊಡ್ಡ ಸಂಸಾರದವ್ರು, ದೊಡ್ಡ ಸಂಸಾರದವರು. ನಮ್ಮ ಹೆಂಡತಿ ಮನೆಯವರೇನು ಕಡಿಮೆ ಇಲ್ಲ, ಅವರ ಅಪ್ಪನಿಗೆ 11 ಹೆಣ್ಣು 2 ಗಂಡು, 13 ಜನ, ನಾವು 14 ಜನ, 2 ಕ್ರಿಕೆಟ್ ಟೀಮ್ ಇದ್ದಂಗೆ. ಅಷ್ಟೆಲ್ಲ ಇಬ್ಬರ ವಿಪ್ಸನೆಗೆ ಕುಂದಾಪುರ ಕನ್ನಡ ಹಾಸು ಹೊಕ್ಕಾಗಿ ಇದ್ದ ಹಾಗೆ, ಅದು ಹರಿತ ಇದ್ದ ಹಾಗೆ ನಮ್ಮೊಳಗೆ ಹರಿತ ಇದ್ದಿತ್ತು, ನಾವು ಅದರೊಳಗೆ ಬೆಳೆದು ಬಂದಿತ್ತು. ಈಗ ಹೊರಗೆ ಹೋಗಿದ್ರೆ ಕುಂದಾಪುರ ಕನ್ನಡ ಮಾತಾಡೋ ಜನಗಳು ಕಡಿಮೆ. ಅದು ನಂಗೆ ಒಂದು ವಿಶ್ವಾಸ ಉಂಟು ಅಂತ ಹೇಳಿದ್ರೆ, ಒಂದು ಸಂತೋಷ ಅಂತ ಹೇಳಿದ್ರೆ, ನಾನು ಶಾಲೆ ಮಕ್ಕಳು ಹೋಗೋದು ಕಾಂತೆ, ಕಾಲೇಜ್ ಮಕ್ಕಳು ಹೋಗೋದು ಕಾಂತೆ, ಕೆಲವು ಸಲ ನನ್ನ ಮುಂದಿಂದ ಹೋದ್ರು, ಕೆಲವು ಸಲ ನನ್ನ ಹಿಂದಿನ ಬತ್ತರು. ಖುಷಿ ಅಂದ್ರೆ ಅವರೊಳಗೆ ಮಾತಾಡೋ ಸಮಯ ಕುಂದಾಪುರ ಕನ್ನಡವೇ ಮಾತಾಡ್ತಾರೆ, ಕಾಲೇಜ್ ಮಕ್ಕಳು ಹಾಗೆ, ಶಾಲೆ ಮಕ್ಕಳು ಹಾಗೆ. ಹಾಗಾಗಿ ನಂಗೊಂದು ವಿಶ್ವಾಸ ಇತ್ತು ಅಂದ್ರೆ ಕುಂದಾಪುರ ಕನ್ನಡಕ್ಕೆ ಅಳಿವು ಇಲ್ಲ, ಅದು ಎಂದೂ ಕೂಡ ಅಳೆದು ಹೋಗುವುದಿಲ್ಲ, ಉಳಿತು. ಯಾಕಂದ್ರೆ ಮಕ್ಕಳ ಬಾಯಲ್ಲಿ ಯಾವಾಗ ಕುಂದಾಪುರ ಕನ್ನಡ ನಲ್ಲಿರಾಡ್ತಾ ಉಂಟಾ ಇವತ್ತಿಗೂ, ಆಗ ಕುಂದಾಪುರ ಕನ್ನಡ ಉಳಿತಂತಲೇ ಲೆಕ್ಕ. ಮತ್ತೆ ಕುಂದಾಪುರ ಕನ್ನಡಕ್ಕೆ ಸಂಬಂಧಿಸಿದ ಆಗಿದ್ದಂತಹ ಆಚರಣೆಗಳು, ಎಷ್ಟು ಆಚರಣೆ ಇದ್ದಾವಲ್ಲ ಅದು ಇವತ್ತಿಗೂ ಉಂಟು. ದೇವರದಿಂದ ಇವತ್ತು ಕೆಲವು ಕಡೆಯಲ್ಲಿ ಸಾಮೂಹಿಕವಾಗಿ ಗಣೇಶೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ಬೇರೆ ಬೇರೆ ಇದು ಶಾರದೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ನವರಾತ್ರಿ ಮಾಡೋದಾಗ್ಲಿ, ಹೀಗಿಂದೆಲ್ಲ ಮಾಡಿ ನಮ್ಮೂರಿನ ಎಷ್ಟೋ ಇಂಥ ಸಂಸ್ಕೃತಿನ ಉಳಿಸಿದ್ರು. ಈಗ ಹುಲಿವೇಷ, ನಮ್ಮ ಕಲಾಕ್ಷೇತ್ರದವರು ವರ್ಷಕ್ಕೊಂದ್ಸಲ ಹುಲಿವೇಷದ ಸ್ಪರ್ಧೆ ಮಾಡಿ ಆ ಹುಲಿವೇಷ ಉಳಿಸತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ಡಿಮ್ಶಾಲ್, ಕೆಲವು ಕಡೆಯಲ್ಲಿ ಇದು ಹೌಂದರಾಯನ ವಾಲ್ಗ, ಮತ್ತೊಂದು ಕಡೆಯಲ್ಲಿ ಕೋಲ, ಮತ್ತೊಂದು ಕಡೆಯಲ್ಲಿ ಆಟ, ಮತ್ತೊಂದು ಹಿಂಗಿಂದೆಲ್ಲ ಒಂದು ಸ್ಪರ್ಧೆಯೆಲ್ಲ ಮಾಡಿ ಈ ಕುಂದಗನ್ನಡದ ಸಂಸ್ಕೃತಿ ಉಳಿಸುವ ಹಾಗೆ ಮಾಡ್ತಾ ಇರುವಂತಹದ್ದು ಈಗ ಬಂದಂತ ಒಂದು ಸಂಘಟನಾತ್ಮಕವಾದಂತಹ ಪ್ರಯತ್ನ. ಅದು ನಂಗೆ ಖುಷಿ ಕಾಣುತ್ತೆ, ಅದು ಉಳಿತು ಖಂಡಿತ.
4: ಆಯ್ತು, ನೀವೀಗ ಆವತ್ತಿನ ಪತ್ರಿಕೆಗಳು ಪಾಪ ಮುಂಚಿಂದ ಕಾಲದಿಂದ ಬೆಳೆದು ಬಂದ ನೀವು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಆಕ್ಟಿವ್ ಇದ್ರಿ, ಹೆಬ್ಬಾರ್ ಪ್ರಪಂಚ ಅಂತ ಒಂದು ಪೇಜ್ ಮಾಡ್ಕೊಂಡು, ಇದು ಆಸಕ್ತಿ ಅದು ಹ್ಯಾಂಗ ಸರ್? ನೀವು ದಿನ ಹೋದಾಗೂ ನಿಮ್ಮ ಯೌವನ ಜಾಸ್ತಿ ಆತಿತ್ತ ಹ್ಯಾಂಗೆ ಅಂತೇಳಿ.
3: ಇದು ಬಹಳ ವಿಚಿತ್ರವಾದಂತ ಪ್ರಶ್ನೆ, ಮತ್ತೆ ಪ್ರಮುಖವಾದ ಪ್ರಶ್ನೆ ಹೌದು. ನಾನು 97ನೇ ಇಸ್ವಿಯಲ್ಲಿ ಫ್ರಾನ್ಸ್ ದೇಶಕ್ಕೆ ಹೋಗಿದ್ದೆ, ಅಲ್ಲಿ ಅಧ್ಯಯನ ವಿನಿಮಯ ತಂಡದ ನಾಯಕನಾಗಿ ರೋಟರಿಯಿಂದ ಕಳಿಸಿಕೊಟ್ಟಿದ್ರು. ಆಗ ನನಗೆ ಪ್ರಾಯ ಎನ್ನುವಂಥದ್ದು ಏನು ಕಡಿಮೆ ಇಲ್ಲ, 50 ವರ್ಷಕ್ಕೆ ಹತ್ತಿರ ಹತ್ತಿದ್ದಿತ್ತು. ಅದು ಕೂಡ ತುಂಬ ಹುಡುಗನಾಗಿ ನಾನು ಓಡಾಡ್ತಿದ್ದೆ. ಆಗ ಅವರು ಒಂದು ಪ್ರಶ್ನೆ ಕೇಳಿದ್ರು, ಹೆಬ್ಬರ್ರೆ ನೀವು ಈ ಪ್ರಾಯದಲ್ಲೂ ಒಳ್ಳೆ ಹುಡುಗರಾಗಿದ್ರಲ್ಲ, ನಿಮ್ಮ ಯೌವನದ ಗುಟ್ಟಿ ಏನು ಅಂತ ಕೇಳಿದ್ರು. ಆಗ ನಾವು ಒಂದು ಉತ್ತರ ಕೊಟ್ಟೆ ಇಂಗ್ಲಿಷ್ ಅವರಿಗೆ, ಐ ಹ್ಯಾವ್ ನೋ ಟೈಮ್ ಟು ಗ್ರೋ ಓಲ್ಡ್ ಅಂತ. ನಂಗೆ ಹಳತಾಪಕ್ಕೆ ಪುರುಸೊತ್ತಿಲ್ಲ ಮಾರೇ ಅಂತ ಹೇಳಿದೆ. ನಾನು ಈಗ ಕೂಡ ಎಲ್ರಿಗೂ ಹೇಳೋದು ಒಂದೇ ಮಾತು, ನಿಮಗೆ ಹಳತಾಪಕ್ಕೆ ಪುರುಸೊತ್ತಿಪ್ಪಾಗ ಪುರುಸೊತ್ತು ಇಲ್ಲದಷ್ಟು ನೀವು ತೊಡಕೊಳ್ಬೇಕು, ನಿಮ್ಮನ್ನ ನಿಮ್ಮ ತೊಡಸ್ಕೊಳ್ಬೇಕು ಅದು ಎಂತದ್ರಲ್ಲಾಗಲಿ. ಹಂಗ ಈಗ ತೊಡಸ್ಕೊಂಬುದು ಹ್ಯಾಂಗೆ? ನಾವು ಬೇರೆ ಅಂತ ನಮಗೆ ಇಲ್ಲ, ಈಗ ಕುಟ್ಟಿ ದೊಣ್ಣೆ ಇಲ್ಲ, ಮತ್ತೊಂದು ಆಟ ಇಲ್ಲ, ಯಾವುದೂ ಇಲ್ಲ. ಮುಂಚಿನ ಹಳೆ ಹಳೆ ಆಟಗಳೆಲ್ಲ ಹೋಯ್ತು, ಈಗ ಹೊಸ ಆಟ ಯಾವುದು? ಮೊಬೈಲ್, ಮೊಬೈಲು, ಕಂಪ್ಯೂಟರು ಅಥವಾ ಫೇಸ್ಬುಕ್ ಮತ್ತೊಂದಿತ್ತು, ಅದರೊಳಗೆ ತೊಡಸ್ಕೊಳ್ಳೋದು. ಅದ್ರಲ್ಲಿ ತೊಡಸ್ಕೊಳ್ಳೋದು ಹೇಗೆ? ನಾನು ಒಂದು ಒಳ್ಳೆ ಹೂ ಬಂತಪ್ಪ, ಅದ್ರದ್ದು ಫೋಟೋ ತೆಗೆದೆ. ಒಂದು ಹುಲಿ ವೇಷ ಬಂತು, ಅದ್ರ ಫೋಟೋ ತೆಗೆದೆ. ಒಂದು ಮತ್ತೊಂದು ಬೇಡುವ ಬಂದ, ಮತ್ತೊಬ್ಬ ಮಾರಿ ಹೊತ್ಕೊಂಡು ಬಂದ. ಹಳೆಯ ಜನಪದ ಒಂದು ಸಂಸ್ಕೃತಿ ಎಲ್ಲ ಫೋಟೋ ತೆಗೆದು ನಾನು ಹೆಬ್ಬಾರ್ ಪ್ರಪಂಚ ಅಂತ ಮಾಡಿ ಅದರೊಳಗೆ ಹಾಕೋಕೆ ಶುರು ಮಾಡಿದೆ. ಹಳೆ ಹಳೆಯ ತಿಂಡಿಗಳು, ಶಾಮಿಗೆಯಿಂದ ಹಿಡಿದು ಪತ್ರಗಳನ್ನು ಹಿಡಿದು ನಮ್ಮ ಮನೆಯಲ್ಲಿ ಹಳತು ಹಳತು ತಿಂಡಿಗಳು, ಅದು ಬೇಕಾದರೆ ಹೊಸ್ತಿನ ಗಂಜಿ ಆಗಲಿ, ಅದರದ್ದು ಫೋಟೋ ತೆಗೆದು ಹಾಕೋದು. ಆಗ ಜನಕ್ಕೆ ಆಸಕ್ತಿ ಹುಟ್ಟುತ್ತೆ, ಜನರು ತಮ್ಮನ ಮನೆಗೂ ಅದನ್ನು ಮಾಡಕ್ಕೆ ತಾವು ಸಹ ಪಟ ಹಾಕು ಅಂತ ಹತ್ತು. ಹಿಂಗಿಂದೆಲ್ಲ ಮಾಡೋಕೆ ಶುರು ಮಾಡ್ಕೊಂಡೆ. ಎಷ್ಟು ಜನ ಅಂದರೆ ನನಗೆ 49,000 ಫಾಲೋವರ್ಸ್ ಇದ್ದಾರೆ. 49,000 ಫಾಲೋವರ್ಸ್ ನಮ್ಮ ಹೆಬ್ಬರ್ ಪ್ರಪಂಚಕ್ಕೆ ಇದ್ರು ಅಂತ ಹೇಳಿದ್ರೆ, ನಾನೊಂದು ಸಣ್ಣ ಜನ ಅಲ್ಲ, ಸಣ್ಣ ಊರಿನಲ್ಲಿ ಕೃತ ಜನ ಅಲ್ಲ. ಅಷ್ಟು ಜನ ಇದನ್ನ ಕಾಂತ್ರ ಅಂತ ಆದ್ರೆ, ಅಷ್ಟು ಜನಕ್ಕೆ ಆಸಕ್ತಿ ಇತ್ತಂತಾದ್ರೆ ನಾನು ಯಾಕೆ ಅವರಿಗೆ ಆಸಕ್ತಿ ಸರಿಯಾಗಿ ಕೊಡುಕಾಗ? ಹಾಗಾಗಿ ಬರುಕ್ ಶುರು ಮಾಡಿದೆ, ಕತೆ ಬರೀ ಶುರು ಮಾಡಿದೆ. ಅದರೊಳಗೆ ಒಳ್ಳೊಳ್ಳೆ ವಿಚಿತ್ರ ವಿಚಿತ್ರ ಸಂಗತಿ ಬಾರಿ ಶುರು ಮಾಡಿದೆ. ಕೊಲ್ಲ ಕುಂದಾಪುರ ಸಂಗತಿಯೇ ಎಷ್ಟು ಮಟ್ಟಿಗೆ ಅಂತ ಹೇಳಿ, ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದಲ್ಲಿ ಕುಂದಾಪುರ ಕನ್ನಡಿಗರೆಲ್ಲ ಓದ್ಕೊಂಡು ನಮ್ಮ ಹತ್ರ ಹೇಳಿದ್ರು, ಕುಂದಾಪುರ ಏನಾಗ್ತು ಏನಾಗುದಿಲ್ಲ ನಿಮ್ದು ಕಂಡ್ಕೊಂಡೆ ನಮ್ಗೆ ಗೊತ್ತಾತ್ ಬಾರ್ರೆ. ಮತ್ತೆ ಹೊಸ ಹೊಸ ಸಂಧಿ ಗೊತ್ತಾಗ್ತದೆ ಕುಂದಾಪುರದ ಏನೆಲ್ಲ ಅಷ್ಟೆಲ್ಲ ನಡೀತ ಕುಂದಾಪುರದಾಗೆ. ಈ ಕುಂದಾಪುರವನ್ನ ಇಡೀ ಪ್ರಪಂಚಕ್ಕೆ ನಮ್ಮ ಹೆಬ್ಬಾರ್ ಪ್ರಪಂಚ ಪರಿಚಯ ಮಾಡುತ್ತೆ. ಅದನ್ನ ಮಾಡಿಸೋಕೆ ನನಗೊಂದು ಉಮೇದಿತ್ತು. ಈ ಪ್ರಾಯ ಇತ್ತು, ಇನ್ನ ಹತ್ತು ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ 85 ಆಗ್ತಾ ಬಂತು. ಆದ್ರೂ ಕೂಡ ಇವತ್ತಿಗೂ ಅದನ್ನ ಇಟ್ಕೊಂಡಿದೆ. ದಿವಸಕ್ಕೊಂದೆರಡು ಫೋಟೋ ಹಾಕಿದ್ರೆ ನಂಗೆ ನಿದ್ದೆ ಬರ್ತಿಲ್ಲ.
4: ಸೊ ಎಲ್ಲ ಅಪ್ಲೋಡ್ ಮಾಡೋದಿಲ್ಲ ನೀವೇ?
3: ಎಲ್ಲ ಫೋಟೋ ತೆಗೆದು ನಾನೇ, ಎಡಿಟ್ ಮಾಡೋದು ನಾನೇ, ಅಪ್ಲೋಡ್ ಮಾಡೋದು ನಾನೇ. ಅದಕ್ಕಿಂತ ಹೆಚ್ಚು ನನ್ನ ಬರ್ತಿಲ್ಲ, ಅಷ್ಟೇ
4: ಬರ್ತಲ್ಲ.
3: ಅದಕ್ಕಿಂತ ಹೆಚ್ಚು ಬರ್ತಿಲ್ಲ. ಕೆಲವೆಲ್ಲ ಏನೆಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡಕ್ ಬರ್ತೀನಿ. ನನಗೆ ಈಗ AI ಇತ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಿ ಕೆಲವೆಲ್ಲ ಮಾಡ್ತಾರೆ, ಅದು ಬರ್ತಿಲ್ಲ, ಅದೆಲ್ಲ ಮಾಡಕ್ ಹತ್ತಿಲ್ಲ. ಅದು ಏನೇನೋ ಅದ್ ಕಡೆಗೆ ಹಂಗೆ ಅದಕ್ಕೆ ಅದ ಅಂತ ಕೈ ಕೋಚಿಗೆಲ್ಲ ಹೋಗ್ತಿಲ್ಲ ನಾನು.
4: ತುಂಬಾ ತುಂಬಾ ತುಂಬಾ ಖುಷಿ ಆಯ್ತು. ಈಗ ನಮ್ಮ ಹೆಬ್ಬಾರ್ ರೊಟ್ಟಿಗವರ ಹೆಂಡತಿ ಕೂಡ ಇದ್ರ, ಅವ್ರ ಹತ್ರ ಒಂದೇ ಮಾತು ನಂಗೆ ಒಂದೇ, ನೀವು ಕುಂದಾಪುರ ಕನ್ನಡದ ಬಗ್ಗೆ ಎರಡೇ ಮಾತಾಡ್ರೆ ಸಾಕ. ನೀವು ಫಸ್ಟ್ ಟೈಮ್ ಮದುವೆ ಬಂದಾಗ ಕಣೆ ಎಷ್ಟೊಂದ್ ಸಲ ನಂಗೆ ಇದೊಂದು ಗಮ್ಮತ್ ಸಿಚುವೇಶನ್ ಆಗ್ತ ಇಲ್ಲಿ ಅವರು ಒಂದು ಹೇಳುದು ನಿಮ್ಗೆ ಇನ್ನೊಂದು ಅರ್ಥ ಆಗ್ಬೋದು. ಈಗ ನಿಮ್ ಅತ್ತೆ ಮಾತಾಡದಾಗಿರ್ಬೋದು ಅಥವಾ ನಿಮ್ ಗಂಡ ಮಾತಾಡದಾಗಿರ್ಬೋದು, ಆ ತರದ ಒಂದ್ ಸನ್ನಿವೇಶ ಇತ್ತಮ್ಮ. ನಮ್ಮೊಟ್ಟಿಗೆ ಎಸ್ಎನ್ ಹೆಬ್ಬಾರ್ ಅವರ ಧರ್ಮ ಪತ್ನಿ ಪ್ರಾಣ ಪ್ರಿಯ ಸುಧಾ ಹೆಬ್ಬಾರ್ ಅವರಿದ್ರ, ಮ್ಯಾಮ್ ಹೇಳಿ.
5: ಹೌದು, ಬಂದಾಗ ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಅತ್ತೆ ಅಂತೂ ಇನ್ನೂ ಸ್ಪೀಡ್,
4: ಅತ್ತಿನ್ನೂ ಸ್ಪೀಡ್,
5: ನಂಗೆ ಮಾತಾಡಿದ್ರೆ ಅರ್ಥಾಗ್ತಿರ್ಲಿಲ್ಲ. ಅವರು ಎಂತ ಅಂತ ವಾಪಸ್ ಕೇಳಲಿಕ್ಕೂ ಹೆದರಿಕೆ ನಂಗೆ. ಮದ್ವೆ ಆಗಿ ಹೊಸದಾಗಿದೆ, ಅವ್ರು ಆಚೆ ಹೋದ ಕೂಡ್ಲೆ ನನ್ನ ನಾದಿನಿ ಹತ್ರ ಕೇಳೋದು, ಎಂತ ಹೇಳಿದ್ರು ಅವರು, ಅವಳು ನಗಾಡ್ತಿದ್ಲು ಮತ್ತೆ ಹೇಳ್ತಿದ್ಲು ಹೀಗೀಗೆ ಹೇಳಿದ್ದಂತ. ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಆದ್ರೆ ಕುಂದಾಪುರ ಭಾಷೆ ಹೇಳಿದ್ರೆ ತುಂಬಾ ಪ್ರೀತಿ ಉಂಟು ನಂಗೆ, ತುಂಬಾ ಗೌರವ ಉಂಟು, ಅಭಿಮಾನ ಉಂಟು ಎಲ್ಲ. ಅಂದ್ರೆ ಅದು ಕ್ರಮೇಣ ಬರ್ಬೇಕಲ್ಲ, ಬಂದ ಕೂಡಲೇ ಬರೋದಿಲ್ಲ
6: ಟೈಮ್ ತಕ್ಕಂತ.
5: ಅದು ನಂಗೆ ತುಂಬಾ ಕಷ್ಟ ಆಯ್ತು ಮಾತ್ರ ಇಲ್ಲಿ.
6: ನೀವು ತುಂಬಾ ಮಿತ ಭಾಷಿಣಿ, ಅಂದ್ರೆ ಜಾಸ್ತಿ ಏನ್ ಮಾತಾಡೋದಿಲ್ಲ. ಅದು ದೇವ್ರ ಹಾಂಗೆ ಅಮ್ಮರು ಬ್ಯಾಲೆನ್ಸ್ ಮಾಡುದು, ಒಬ್ರು ಬಾಯಿ ತುಂಬಾ ಮಾತಾಡೋದು ಮತ್ತೊಬ್ರು ಸೈಲೆಂಟ್ ಆಗಿಪ್ಪದು. ನಮ್ಮ ಹೆಬ್ಬಾರ್ ಬಾಯಿ ತುಂಬಾ ಮಾತಾಡ್ತಾರೆ, ಈಗ ಮರ ಸಿಕ್ಕರು ಮಾತಾಡ್ಸಿ ಬಪ್ಪಾರ. ನಿಮ್ಗೆ ಯಾವತ್ತಾರು ಅನ್ಸಿತ್ತ ಯಪ್ಪ ಎಷ್ಟಪ್ಪ ಮಾತಾಡ್ತಾರೆ ಮಾರ್ರೆ ಇವ್ರಂತ?
5: ಇಲ್ಲ ಇಲ್ಲ ಇಲ್ಲ, ನಾನು ಅಂತ ಮನೆಯಲ್ಲೇ ಬಂದವಳಲ್ಲ, ನಮ್ಮ ಮನೆಯಲ್ಲಿ ಸುಮಾರು ಜನ ಎಲ್ಲ ವೆರೈಟಿ ಜನಗಳೇ ಇರೋದು, ಹಾಗೇನು ಅನ್ಸ್ಲಿಲ್ಲ. ಆದ್ರೆ ನಾನು ಮೌನ ಅಷ್ಟೇ. ನನ್ನ ಅತ್ತೆ ಯಾವಾಗ್ಲೂ ಕೇಳ್ತಿದ್ರು ಮದ್ವೆ ಆದ ಸರ್ ಯಾಕೆ ನೀನ್ ಮಾತಾಡುದಿಲ್ಲ
6: ಅಂತ,
5: ಮಾತ್ರ ಏನ್ ತೊಂದ್ರೆ ಉಂಟಾ ನಿಂಗೆ ಇಲ್ಲಿ, ಏನ್ ಕಷ್ಟ ಆಗ್ತದೆ? ಇಲ್ಲ ಕಷ್ಟ ಇದೆ ಏನಿಲ್ಲ, ಅಬ್ಸರ್ವ್ ಮಾಡುದು ಒಂದಷ್ಟು ಸಮಯ ಅಬ್ಸರ್ವ್ ಮಾಡುದಷ್ಟೇ.
6: ಇನ್ನೊಂದು ಜಟಾಪಟಿ ಅತ್ಯಂತ ಗೊತ್ತಿತ್ತ, ಈ ತುಳುವರು ಮತ್ತು ಕುಂದಾಪುರ ಕನ್ನಡ ಅಥವಾ ಯಾವ್ದೇ ಭಾಷೆ ಮದುವೆಯಾದಾಗಲಿಕ್ಕೆ ಅಪ್ಪನ ಭಾಷೆ ಕನ್ನಡ ಅಮ್ಮನ ಭಾಷೆ ತುಳು ಅಥವಾ ಅಮ್ಮನ ಭಾಷೆ ಕನ್ನಡ ಅಪ್ಪನ ಭಾಷೆ ತುಳು ಆದಾಗ ನನ್ ಭಾಷೆ ನಾ ಹೇಳಿಕೊಡ್ತಿ ನನ್ ಭಾಷೆ ನಾ ಹೇಳಿಕೊಡ್ತಿ ಇದು ಇಲ್ಲಿ
5: ಹಾಗೇನಿಲ್ಲ. ಆದ್ರೆ ನಂಗೆ ಸಹಜವಾಗಿ ಮಕ್ಕಳ ಹತ್ರ ತುಳು ಬಂತು, ಯಾಕೆ ನಾನ್ ಮೂರು ಹೆತ್ತದ ಕಾಸುಗೂಡಲ್ಲಿ ಎಲ್ಲ ಕನ್ನಡ ಮಾತ್ರ, ನಂಗೆ ಮಕ್ಕಳ ಹತ್ರ ಸಹಜವಾಗಿ ತುಳು ಬಂತಲ್ಲಿ. ಇಲ್ಲಿ ಬರುವಾಗ ಕಷ್ಟ ಆಗ್ತದೆ ಅದು, ಇಲ್ಲಿ ಎಲ್ರಿಗೂ ನೀ ಕನ್ನಡ ಮಾತಾಡು ಕನ್ನಡ ಮಾಡು, ನೀ ಯಾಕೆ ತುಳು ಮಾತಾಡೋದು ಅಂತ. ಅದ್ರೆ ನಂಗೆ ಅದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಎರಡು ಮೂರು ತಿಂಗಳು ಅಲ್ಲಿ ಇದ್ದು ಮಕ್ಕಳ ಹತ್ರ ತುಳುವೇ ಮಾತಾಡಿ ಇಲ್ಲಿ ಬಂದು ಚೇಂಜ್ ಮಾಡಿ ಹೇಳಿದ್ರೆ ಆಗುದಿಲ್ಲ, ಟ್ರೈ ಮಾಡಿದ್ರು ಆಗುದಿಲ್ಲ ನಂಗೆ.
6: ಈಗ ನಿಮ್ಮ ಮಕ್ಕಳ ಕುಂದಾಪುರ ಕನ್ನಡ ಹೆಂಗ್
5: ಮಾತಾಡ್ತಾರೆ? ಲಾಯಕ್ ಮಾತಾಡ್ತಾರೆ,
6: ಲಾಯಕ್ ಮಾತಾಡ್ತಾರೆ.
5: ಅದೇ ಅವರಿಗೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು.

0: ಇರ್ತಾರ. ಬಟ್ ಈಗ ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ, ಸೊ ಒಂದ್ ಮಾತು ಹೇಳಿದಾರೆ,
1: ಕುಂದಾಪುರ ಭಾಷೆ ಬಾರಿ ಲೈಕ್ ಇತ್ತು,
0: ಬಾರಿ ಲೈಕ್ ಇತ್ತು,
1: ನಾನ್ ತುಂಬಾ ಇಷ್ಟ ಪಡ್ತೀನಿ ಅದನ್ನ.
0: ಪ್ರಿಯ ಕೇಳುಗರೆ, ಇಷ್ಟೊತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ಅಂಗವಾಗಿ ನಮ್ಮ ಕುಂದಾಪುರ ಕನ್ನಡದ ರಾಯಭಾರಿ ಒಂದು ಕಾಲದಿಂದಲೂ ಇವತ್ತಿನವರೆಗೂ ಇವರ ಎ ಎಸ್ ಎನ್ ಹೆಬ್ಬಾರ್ ಅವರು, ಇವರೊಟ್ಟಿಗೆ ನಾವು ಮಾತಾಡ್ತೀವಿ, ಇವರ ಹೆಂಡತಿಯೊಟ್ಟಿಗೂ ಮಾತಾಡ್ತಾ ಅವರ ಕುಂದಾಪುರ ಕನ್ನಡ ಪ್ರೀತಿ ಅಷ್ಟು ಬಾಯಿ ತುಂಬಾ, ಮನಸ್ಸು ತುಂಬಾ, ಹೃದಯ ತುಂಬಾ, ಮಂಡಿ ತುಂಬಾ, ಕೈಕಾಲು ತುಂಬಾ, ಇಡೀ ದೇಹ ತುಂಬಾ ಒಂದು ಕುಂದಾಪುರ ಕನ್ನಡವೇ ಇಪ್ಪದ. ಅವರ ಪ್ರೀತಿಗೆ ಶರಣು ಶರಣು, ಯಾಕಂದ್ರೆ ನಮ್ಮ ಕಣಂಗಿದ್ದರಲ್ಲೂ ಆ ಕುಂದಾಪುರ ಕನ್ನಡದ ಬಗ್ಗೆ ಒಂದು ಗೌರವದ ಭಾವನೆ, ಆ ಪ್ರೀತಿ, ಅದ್ರ ಬಗ್ಗೆ ನಾವು ಸಂಕುಚಿತ ಮನೋಭಾವ ಇಟ್ಕೊಂಬಾಗ ಅಂತ ನಮ್ಗೆ ಶಾನಕಿಪ್ಪತ್ತಿಂದ ಹೇಳ್ಕೊಟ್ಟವರು ಎ ಎಸ್ ಎನ್ ಹೆಬ್ಬಾರ್ ಅವರು. ಸೊ ಅದಕ್ಕಾಗಿ ನಾವು ಅವರನ್ನ ಕುಂದಾಪುರ ಕನ್ನಡ ಅಂತ ಬಂದ ಕೂಡಲೇ ನೆನಪಿಸಿಕೊಳ್ಳೇಬೇಕು. ಸೊ ಅದಕ್ಕಾಗಿ ಇಂದು ವಿಶೇಷವಾದ ಸಂದರ್ಶನ ನಂಗೆ ಮಾಡ್ಕೆ ಮಾಡ್ಕೊಂಡಲೇ ಅಂದ್ಕೊಂಡು ನಿಮ್ಮ ಮನೆಗೆ ಬಂದು ಅದಕ್ಕೊಂದು ಅವಕಾಶ ಕೊಟ್ಟ ಇಷ್ಟೊತ್ತು ಮಾತಾಡ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ಹಲಸಿನ ಹಪ್ಪಳಕ್ಕೂ, ಕೊಬ್ಬರಿ ಕೊಟ್ಟದಕ್ಕೂ, ಮತ್ತೆ ಬೇಳೆ ಹಣ್ಣು ಕೊಟ್ಟದಕ್ಕೂ ಥ್ಯಾಂಕ್ ಯು.
2: ಹಲಸಿನ ಹಪ್ಪಳ ಮತ್ತು ಕೊಬ್ಬರಿ ಅನ್ನುವಂಥದ್ದು ನಮ್ಮ ಕುಂದಾಪುರ ಕನ್ನಡದ ಒಟ್ಟಿಗೆ ಜೊತೆ ಜೊತೆ ಹೋಗ್ತದೆ. ಕುಂದಾಪುರ ಕನ್ನಡದ ಸಂಸ್ಕೃತಿ ಅದು. ಹಾಂಗಾಗಿ ಮಳೆ ಜೋರು ಪಪ್ಸನೆ ಹೊರಗೆ ಒಳಗೆ ಕೂತ್ಕೊಂಡು ಹಲಸಿಕಾಯಿ ಹಪ್ಪಳ ತೆಂಗಿನಕಾಯಿ ಚೂರು ತಿಂಬುದಂದ್ರೆ ಎಷ್ಟು ಖುಷಿಯಲ್ಲ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರುಣಾನಂದ. ನಮಸ್ಕಾರ.
0: ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಕೇಳುಗ್ರೆ. ಮತ್ತೆ ಸಿಕ್ವಾ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM ಬಂಡಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಾ.
3: ವಿಶ್ವ ಕುಂದಾಪುರ ಕನ್ನಡ ದಿನ,
0: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
4: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
0: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ, ಅಲ್ಲಲ್ಲ ಕೇಳಿ.

ಮಾಡಿ ಎಂತಾತ ನಿಮ್ಗೆ ಎಂತಿಲ್ಲ ಆದ್ರೂ ಎಂತ ಒಂದು ನಮೂನಿ ಆಗ್ತಾ ಇತ್ತ.

0: ನಮಸ್ಕಾರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಸಮೀಕ್ಷಾ ಶೆಟ್ಟಿ. ವಿಶ್ವ ಕುಂದಾಪುರ ಕನ್ನಡ ದಿನದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಇವತ್ ನಾವು ಕುಂದಾಪುರ ಪ್ಯಾಟಿಗೆ ಬಂದು ಪಂಚು ಗಂಗೊಳ್ಳಿ ಅವ್ರು ಬರೋದ್ ಕುಂದಾಪುರ ಕನ್ನಡ ನಿಘಂಟಿಂದ ಹೆಕ್ಕ ಬಂದಿಷ್ಟು ಪದಗಳನ್ನ ನಮ್ ಕುಂದಾಪುರ ಜನರಿಗೆ ಕೇಳ್ತಿತ್ತು. ಸೊ ಇಲ್ಲಿ ನಮ್ ಜೊತೆ ಒಬ್ರಿದ್ರು ಸರ್, ನಿಮ್ ಹೆಸರು? ಭಾಸ್ಕರ್ ಸರ್. ನಿಮ್ಗೆ ಒಂದು ಎರಡ್ ಪದ ಕೇಂತತ್ತ, ನೀವ್ ಅದ್ರದ್ದು ಅಂದ್ರೆ ಅರ್ಥವನ್ನ ಹೇಳ್ಬೇಕು. ಓಕೆ, ಸೊ ನಿಮ್ಮ ಮೊದಲನೇ ಪ್ರಶ್ನೆ ಅಂದ್ರೆ ಮೊದಲನೇ ಪದ ಉಪದ್ರ ಅಂದ್ರೆ ಎಂತ?
1: ಉಪದ್ರ ಕುಂದಾಪುರ ಕನ್ನಡದಲ್ಲಿ ಉಪದ್ರ.
0: ಅದನ್ನ ಅಚ್ಚ ಕನ್ನಡದಲ್ಲಿ ಎಂತ ಅಂತ ಹೇಳಿದ್ರು?
1: ಕಷ್ಟ ಕೊಡಬಾರ್ದು ಅಂತ. ರಗಳೆ ಕೊಡಬಾರ್ದು.
0: ನೀವ್ ಯಾವತ್ತಾರು ಯಾರಿಗಾದ್ರು ಉಪದ್ರ ಕೊಟ್ಟಿರ್ಯಾ?
1: ನೆನಪಿಲ್ಲ, ಕೊಟ್ಟಿರ್ಬೋದು.
0: ನಿಮ್ಗೆ ಯಾರಾದ್ರೂ ಕೊಟ್ಟಿದಾರ?
1: ಮಾಮೂಲಿ
0: ಮಾಮೂಲಿ. ನಿಮ್ದು ಇನ್ನೊಂದ್ ಪದ ಎಂತ ಅಂದ್ರೆ ಬೋಸ್ಮೈ ಅಂದ್ರೆ ಎಂತ?
1: ಬೋಸ್ಮೈ ಅಂದ್ರೆ ದಪ್ಪ ಅಲ್ಲ, ದಪ್ಪ ಇರೋರಿಗೆ ದೋಸ್ಮೈ ಅಂತ ಹೇಳ್ತಾರಲ್ಲ, ಅದು ದಪ್ಪ.
0: ದೋಸ್ಮೈ ಅಲ್ಲ, ಬೋಸ್ಮೈ.
1: ದಪ್ಪ ಇರೋರಿಗೆ ಸುಖ ಇಲ್ಲ ಅಂತ, ಸುಖ ಇಲ್ಲ ಅಂತ ಇಲ್ಲ ಅಂತ.
0: ಓಕೆ, ಸೊ ಈ ಹಿಂದೆ ಇನ್ನಷ್ಟು ಪ್ರಶ್ನೆಗಳನ್ನ ಇನ್ನಿಷ್ಟು ನಮ್ಮ ಕುಂದಾಪುರದ ಜನರಿಗೆ ಕೇಳ್ತೀವಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನುಕ್ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜಿ ವೈಭವ್ ಶೆಟ್ಟಿ. ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ವಿಶೇಷ ಅಜ್ಜಿ ಕತ್ತೆಯಲ್ಲಿ ನಾನು ಬೈಂದೆ, ಜೊತೆಗೆ ಒಳ್ಳೊಳ್ಳೆ ನೀತಿ ಕತ್ತಿ ಹೇಳುವಂತ ಮಕ್ಕಳನ್ನು ಕೂಡ ಕರ್ಕ ಬೈಂದೆ. ಹಾಗಾದ್ರೆ ಶುರು ಮಾಡುವಲ್ಲ ಅಜ್ಜಿ ಕತ್ತಿ ಕಾರ್ಯಕ್ರಮ. ಒಂದು ಒಳ್ಳೆ ಸ್ನೇಹಕ್ಕೆ ನಂಬಿಕೆನೆ ಅಡಿಪಾಯ. ನಿಜವಾದ ಸ್ನೇಹದಲ್ಲಿ ಮೋಸ ಮತ್ತೆ ಸ್ವಾರ್ಥ ಇರ್ಕಾಗ. ಈ ನಮ್ಮ ಅಜ್ಜಿ ಕತೆ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದಂತಹ ಪಂಚತಂತ್ರ ಕತೆ. ಈ ಕತೆ ಸ್ನೇಹ, ನಂಬಿಕೆ, ಬುದ್ಧಿವಂತಿಕೆ ಮತ್ತೆ ಸಮಯ ಪ್ರಜ್ಞೆಯ ಮಹತ್ವವನ್ನ ಮನಮುಟ್ಟುವಾಗಿ ಹೇಳಕ್ ಬರ್ತಾ ಇದ್ದಾರೆ ಕೆಪಿಎಸ್ ಶಾಲೆಯ ಮೇಘನ.
1: ನನ್ನ ಹೆಸರು ಮೇಘನ. ನನ್ನ ಶಾಲೆಯ ಹೆಸರು ಕೆಪಿಎಸ್ ಪಡೆದ ಹೋಬಳಿ ಕುಂದಾಪುರ. ನಾನು 4ನೇ ತರಗತಿಯಲ್ಲಿ ಓಡುತ್ತಿದ್ದೇನೆ. ನನ್ನ ಕತೆಗೆ ಹೆಸರು ಮಂಗ ಮತ್ತೆ ಮೊಸಳೆಯ ಕತೆ. ಒಂದು ಮರದಲ್ಲಿ ಒಂದು ಮಂಗ ಕುಳಿತಿತ್ತು, ಅದು ನೆರಳೆ ಹಣ್ಣು ತಿನ್ನುತ್ತಿತ್ತು. ಮೊಸಳೆ ಬಂದು ಮಂಗಣ್ಣ ಮಂಗಣ್ಣ ನನಗೆ ಒಂದು ನೆರಳೆ ಹಣ್ಣು ಕೊಡುತ್ತೀಯಾ? ತಕೋ ಗೆಳೆಯ, ಆಹಾ ಎಷ್ಟು ರುಚಿಕರವಾಗಿದೆ ಇದು, ನನ್ನ ಹೆಂಡತಿಗೆ ಒಂದು ಕೊಡುತ್ತೀಯಾ? ತಕೋ ಗೆಳೆಯ, ತಕೋ ನನ್ನ ಗೆಳೆಯ ಮಂಗಣ್ಣ ಕೊಟ್ಟಿದ, ಆಹಾ ಎಷ್ಟು ರುಚಿಕರವಾಗಿದೆ ಇದು, ಆ ದಿನ ತಿನ್ನೋ ಮಂಗನ ಹೃದಯ ಎಷ್ಟು ಚೆನ್ನಾಗಿರ್ಬೋದು, ಅದು ನನಗೆ ಬೇಕು, ತಂದು ಕೊಡುತ್ತೀಯಾ? ಆಯ್ತು ಮೊಸಳೆ ಮಂಗನಂತ ಮಂಗಣ್ಣ ಮಂಗಣ್ಣ ನನ್ನ ಮನೆಗೆ ಬರುತ್ತೀಯ? ಆಯ್ತು ಗೆಳೆಯ ಹೋಗೋಣ. ಮಂಗಣ್ಣ ಮಂಗಣ್ಣ ನನ್ನ ಹೆಣತಿ ದಿನ ಹೃದಯ ಬೇಕಂತಿದ್ದಲ್ಲ, ಅಯ್ಯೋ ಪೆದ್ದ ನನ್ನ ಹೃದಯವೇ ನನ್ನ ಹೃದಯ, ನಾನು ಮರದ ಮೇಲಿಟ್ಟು ಬಂದಿದ್ದೇನೆ, ಮೊದಲೇ ಹೇಳಕ್ಕಾಗಲ್ವಾ? ಸರಿ ಆಯ್ತು ಮರದತ್ತ ಹೋಗೋಣ. ಅಯ್ಯೋ ಪೆದ್ದ ನನ್ನನ್ನು ನಂಬ್ಕೊಂಡು ನೀ ಬಂದಿಯಲ್ಲ, ತಕ್ಕ ಪಾಠ ಕಲಿಸಿದೆ ನೀನು, ಉಪಾಯ ಬಲ್ಲವನಿಗೆ ಅಪಾಯವೇನು?
0: ನಮ್ಗೆ ಎಂತಾರು ಸಿಕ್ತಿರ್ಗತಿಗೆ ನಾವು ಅದನ್ನ ಸರಿ ಇಲ್ಲ ಅಂತತ್ತ. ಆದ್ರೆ ಅದ್ ನಿಜಕ್ಕೂ ಸರಿ ಇತ್ತ ಇಲ್ದ ಅಂತ ಗೊತ್ತಾಗ್ತದ ಅದ್ ನಮಗ್ ಸಿಕ್ಕ ಮೇಲೆ. ಇಂತ ಒಂದ್ ಒಳ್ಳೆ ನೀತಿ ಇಪ್ಪು ಅಂತ ಕತಿ ನರಿ ಮತ್ತು ದ್ರಾಕ್ಷಿಯ ಕತಿ ಹೇಳಕ್ ಬರ್ತಾ ಇದ್ರೆ ಕೆಪಿಎಸ್ ಶಾಲೆಯ ಅಂಜನ್.
2: ನನ್ನ ಹೆಸರು ಅಂಜನ್. ನಮ್ಮ ಶಾಲೆಯ ಹೆಸರು ಪಿಎಂಶಿ ಕೆಪಿಎಸ್ ಒಡೆಯರ್ ಹುಬ್ಳಿ. ನಾನು 6ನೇ ತರಗತಿ ಓದ್ತಿದ್ದೇನೆ. ನನ್ನ ಕತೆಯ ಹೆಸರು ನರಿ ಮತ್ತು ದ್ರಾಕ್ಷಿ ಹಣ್ಣು. ಒಂದ್ ಕಾಡಲ್ಲಿ ಒಂದ್ ನರಿ ಇದ್ದಿತ್ತು. ಆ ನರಿಗೆ ಒಂದಿನ ದ್ರಾಕ್ಷಿ ಹಣ್ಣು ತಿನ್ಕೊಂಡಿ ಜೋರ ಆಸೆ ಆಯ್ತು. ಅದಕ್ಕೆ ದ್ರಾಕ್ಷಿ ಹಣ್ಣು ಹುಡ್ಕೊಂತ ಹೋತಿರುತ್ತೆ. ಅಷ್ಟೊತ್ತಿಗೆ ಅದಕ್ಕೊಂದ್ ದ್ರಾಕ್ಷಿ ಹಣ್ಣಿಗೆ ಒಂದು ತೋರುತ್ತೆ. ಆ ದ್ರಾಕ್ಷಿ ಹಣ್ಣಿನ ತಿನ್ಕೊಂಡಿ ಅದು ಹಾರದ್ ಸುಮಾರು ಸಲ ಹಾರಿ ಹಾರಿ ಕಾಣ್ತತ್ತೆ. ಆರ ಅದಕ್ಕೆ ಸಿಕ್ಕುದೇ ಇಲ್ಲ. ಅದಕ್ಕೆ ಕಡಿ ಹೋತಿ ಪದ್ದಿಗೆ ಮನ್ಸಾಗ ಅಂದ್ಕೊಂತತ್ತು ದ್ರಾಕ್ಷಿ ಹಣ್ಣು ಹುಳಿ ನಂಗೆ ಬೇಡ ಅಂತ ಮನ್ಸಾಗೆ ಅಂದ್ಕೊಂತ ಹೋತ. ಈ ಕತೆ ನೀತಿ ಏನಂದರೆ ಅತಿ ಆಸೆ ಗೊತ್ತಿಗೇಳು.
0: ಹಂಚ್ಕಂ ತಿನ್ನೋ ಮನಸ್ಸಿರುವಲ್ಲಿ ಸ್ವರ್ಗ, ಸ್ವಾರ್ಥ ಮತ್ತು ಜಗಳ ಇರುವಲ್ಲಿ ನರಕ. ನಾವು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಪ್ರೀತಿ ಮತ್ತು ಸಹಕಾರದಿಂದ ಬದುಕಿದ್ರೆ ಅದೇ ಸ್ವರ್ಗ. ಸ್ವಾರ್ಥದಿಂದ ಜಗಳ ಮಾಡ್ತಾ ಬದುಕಿದ್ರೆ ಅದೇ ನರಕ. ಸ್ವರ್ಗ ನರಕ ಅನ್ನುವಂಥದ್ದು ಜಾಗದಿಂದ ಅಲ್ಲ, ಬದಲಾಗಿ ನಡವಳಿಕೆಯಿಂದ ನಿರ್ಧಾರವಾಗುತ್ತೆ ಅಂತ ಒಂದು ಚಂದದ ಕಥೆಯಿಂದ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಕೆಪಿಎಸ್ ಶಾಲೆ ಒಡೆಯರ್ ಹೋಬಳಿಯ ಆರ್ಯನ್, 6ನೇ ತರಗತಿ.
3: ನನ್ನ ಹೆಸರು ಆರ್ಯನ್. ನನ್ನ ಶಾಲೆ ಪಿಎಂಸಿ ಕೆಪಿಎಸ್ ಒಡೆಯರ್ ಹೋಬಳಿ ಕುಂದಾಪುರ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುವ ಕತೆ ಹೆಸರು ಸ್ವರ್ಗ ಮತ್ತು ನರಕ. ಒಂದು ಊರಲ್ಲಿ ಒಂದು ಅಜ್ಜಿ ತೀರ್ಕೊಂಡ್ಬಿಟ್ರ, ಆ ಅಜ್ಜಿ ಆತ್ಮ ಸೀದಾ ಯಮರಾಜನ ಹತ್ರ ಹೋಗುತ್ತ. ಯಮರಾಜ ಹೇಳ್ದ, ನೀನೆಲ್ಲ ಒಳ್ಳೆ ಕರ್ಮಗಳನ್ನು ಮಾಡಿದ್ದೆ, ನಿನ್ನನ್ನು ನಾನು ಸ್ವರ್ಗಕ್ಕೆ ಕರ್ಕೊ ಹೋಗ್ತೆ ಬಾ ಅನ್ನೇಳಿ ಹೇಳ್ತಾನ ಅಜ್ಜಿ. ಹೇಳ್ತಾರ ಆಮೇಲೆ ನಾನು ನನ್ನನ್ನು ನರ್ಕಕ್ಕೆ ಕರ್ಕೋಗ ನಾನು ನರ್ಕ ನೋಡ್ಕೊಂಡಿ ಹೇಳ್ತಾರ. ಆಮೇಲೆ ಯಮರಾಜ, ಸರಿ ನೀನನ್ನು ಫಸ್ಟ್ ನರ್ಕಕ್ಕೆ ಕರ್ಕೋತೆ ಆಮೇಲೆ ಸ್ವರ್ಗಕ್ಕೆ ಕರ್ಕೋತೆ ಅನ್ನೇಳಿ ಹೇಳ್ತಾನ. ಆಮೇಲೆ ಅಜ್ಜಿನ ಯಮರಾಜ ಸೀದಾ ನರ್ಕಕ್ಕೆ ಕರ್ಕೋತ. ಅಲ್ಲಿ ನರ್ಕದಲ್ಲೇ ಸುಂದರವಾದ ಪ್ರಕೃತಿ ಪರಿಸರ ಎಲ್ಲ ಸುಂದರವಾಗಿರತ್ತೆ. ಆದರೆ ಮೇಲನ್ನ ಇರುತ್ತೆ, ಕೆಳಗ್ ಜನರೆಲ್ಲ ಕಿತ್ತಾಡ್ತಿರ್ತಾರೆ. ಅಜ್ಜಿ ಕೇಂದ್ರ, ನೀವೆಂತ ಇಲ್ಲಿ ಕಿತ್ತಾಡ್ತಿದ್ರಿ ಅನ್ನೋದು ಕೇಂದ್ರ. ಆಮೇಲೆ ಅವ್ರು ಹೇಳ್ತಾರಮ್ದ, ಇದು ಇಲ್ಲಿ ಏನು ಸರಿ ಇಲ್ಲ, ಇದು ನಮ್ಗೆ 15 ದಿವಸದಿಂದ ಅನ್ನ ಸಿಕ್ಕಲಿಲ್ಲ, ಇದು ನರ್ಕ ಇದೆ ಅನ್ನೋದು ಹೇಳ್ತಾರ. ಆಮೇಲೆ ಸೀದಾ ಯಮರಾಜ ಅಜ್ಜಿನ ಸ್ವರ್ಗ ಕರ್ಕೋತಮ್ದ. ಸ್ವರ್ಗದಲ್ಲೂ ಸೇಮ್ ಅದೇ ಥರ ಇರತ್ತಮ್ದ. ಆದರೆ ಇಲ್ಲೇ ಒಬ್ರು ಮೇಲೆ ಒಬ್ರ ಮೇಲೆ ಒಬ್ರು ಹತ್ತಿ ಅನ್ನ ತಗೊಂತಿದ್ರಮ್ದ, ಅನ್ನ ತಗೊಂಡು ಹಂಚ್ಕೊಂತಿದ್ರಮ್ದ. ಈ ಕತೆಯ ನೀತಿ, ನಮ್ಮ ಮನಸ್ಸು ಸ್ವರ್ಗವನ್ನು ಮಾಡಿಸುತ್ತದೆ, ನರ್ಕವನ್ನು ಮಾಡಿಸುತ್ತದೆ.
0: ನಮ್ಮಲ್ಲಿರೋದ್ರ ಬೆಲೆನ ಅರಿತುಕೊಂಡು ತೃಪ್ತಿಯಿಂದ ಬದುಕಬೇಕು. ಪರರದ್ದನ್ನ ನೋಡಿ ಆಸೆ ಪಡಬಾರ್ದು, ಅದರಿಂದ ದುಃಖನೇ ಜಾಸ್ತಿ. ದೇವ್ರು ಎಂತ ಕೊಟ್ಟಿರ್ತಾನೋ ಅದು ನಮಗೆ ಸರಿಯಾದದ್ದು, ಇದ್ದದ್ದು ಸಾಕು ಅಂತ ತೃಪ್ತಿ ಪಡೋದೇ ನಿಜವಾದ ಸಂತೋಷ. ಇಂಥದ್ದೇ ಒಂದು ಕಥೆನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಕೆಪಿಎಸ್ ಶಾಲೆಯ ಸನ್ನಿಧಿ, 5ನೇ ತರಗತಿ.
4: ನನ್ನ ಹೆಸರು ಸನ್ನಿಧಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಪಿಎಂಸಿ ಕೆಪಿಎಸ್ ಪಡೆರ್ ಹೋಬಳಿ. ನಾನು ಹೇಳುತ್ತಿರುವ ಕಥೆಯ ಹೆಸರು ಜಾಲಿ ಮರದ ಕತೆ. ಒಂದು ಕಾಡಿನಲ್ಲಿ ಒಂದು ಜಾಲಿ ಮರವಿತ್ತು. ಆ ಜಾಲಿ ಮರದ ಎಲೆಗಳೆಲ್ಲ ಚಿಕ್ಕ ಚಿಕ್ಕದಾಗಿದ್ದವು. ಅದರಿಂದ ಅದರ ಸುತ್ತಮುತ್ತಲಿನ ಎಲ್ಲ ಮರಗಳು ಅದನ್ನು ಹೀಯಾಳಿಸುತ್ತಿದ್ದವು. ಇದರಿಂದ ಬೇಸರಗೊಂಡಿತ್ತು. ಆಗ ದೇವರು ಪ್ರತ್ಯಕ್ಷನಾದರು. ಏನಾಯಿತು, ಏಕೆ ಅಳುತ್ತಿರುವೆ ಎಂದು ಕೇಳಿತು. ಆಗ ಜಾಲಿ ಮರ ಹೇಳಿತು, ನನ್ನ ಎಲೆಗಳು ಚಿಕ್ಕ ಚಿಕ್ಕದಾಗಿವೆ ಎಂದು, ನನ್ನ ಸುತ್ತಮುತ್ತಲಿನ ಎಲ್ಲ ಮರಗಳು ನನ್ನನ್ನು ಹೀಯಾಳಿಸುತ್ತಿವೆ, ಅದರಿಂದ ನೀನು ನನಗೆ ದೊಡ್ಡ ದೊಡ್ಡದಾದ ಎಲೆಗಳನ್ನು ಕರುಣಿಸು ದೇವ ಎಂದು ಬೇಡಿಕೊಂಡು. ಆಗ ದೇವರು ತಥಾಸ್ತು ಎಂದು ಮಾಯವಾದರು. ಆಗ ಜಾಲಿ ಮರದ ಎಲೆಗಳೆಲ್ಲ ದೊಡ್ಡ ದೊಡ್ಡದಾದವು. ಆಗ ಜಾಲಿ ಮರಕ್ಕೆ ತುಂಬ ಖುಷಿಯಾಯಿತು. ಆದರೆ ಒಂದು ದಿನ ಮೇಕೆ ಬಂದು ಆ ಎಲೆಗಳನ್ನೆಲ್ಲ ತಿಂದು ಹೋದವು. ಆಗ ಜಾಲಿ ಮರವು ಪುನಃ ಬೇಸರಗೊಂಡಿತು. ಆಗ ದೇವರು ಪುನಃ ಪ್ರತ್ಯಕ್ಷನಾದರು. ಮತ್ತೆ ಏಕೆ ಅಳುತ್ತಿರುವೆ ಎಂದು ಕೇಳಿತು. ಆಗ ಜಾಲಿ ಮರ ಹೇಳಿತು, ನನ್ನ ಎಲೆಗಳನ್ನು ಆಡುಗಳು ಬಂದು ತಿಂದು ಹೋದವು, ಅದರಿಂದ ನೀನು ನನಗೆ ಗಾಜಿನ ಎಲೆಗಳನ್ನು ಕರುಣಿಸು ದೇವ. ಆಗ ದೇವರು ತಥಾಸ್ತು ಎಂದು ಮಾಯವಾದನು. ಆಗ ಜಾಲಿ ಮರದ ಎಲೆಗಳೆಲ್ಲ ಗಾಜಿನ ಎಲೆಗಳಾದವು. ಆಗ ಜಾಲಿ ಮರಕ್ಕೆ ತುಂಬ ಖುಷಿಯಾಯಿತು. ಆದರೆ ಒಂದು ದಿನ ಜೋರಾದ ಗಾಳಿ ಮಳೆಗೆ ಎಲೆಗಳು ಒಂದಕ್ಕೊಂದು ಬಡಿದು ಚೂರು ಚೂರಾದವು. ಆಗ ಮತ್ತೆ ಜಾಲಿ ಮರ ಮತ್ತೆ ಅಳಲು ಶುರು ಮಾಡಿತು. ಆಗ ದೇವರು ಮತ್ತೆ ಪ್ರತ್ಯಕ್ಷನಾದರು. ಮತ್ತೆ ಏಕೆ ಅಳುತ್ತಿರುವೆ ಕೇಳಿತು. ಆಗ ಹೇಳಿತು ಜಾಲಿ ಮರ, ನನ್ನ ಎಲೆಗಳು ಜೋರಾದ ಗಾಳಿ ಮಳೆಗೆ ಒಂದಕ್ಕೊಂದು ಡಿಕ್ಕಿ ಹೊಡೆದು ಚೂರು ಚೂರಾದವು, ಆದ್ದರಿಂದ ನೀನು ನನಗೆ ಚಿನ್ನದ ಎಲೆಗಳನ್ನು ಕರುಣಿಸು ದೇವ ಎಂದು ಬೇಡಿಕೊಂಡಿತು. ಆಗ ದೇವರು ತಥಾಸ್ತು ಎಂದು ಮಾಯವಾದನು. ಜಾಲಿ ಮರದ ಎಲೆಗಳೆಲ್ಲ ಚಿನ್ನದ ಎಲೆಗಳಾದವು. ಆಗ ಜಾಲಿ ಮರಕ್ಕೆ ತುಂಬ ಖುಷಿಯಾಯಿತು. ಆದರೆ ಒಂದು ದಿನ ರಾತ್ರಿ ಕಳ್ಳರು ಬಂದು ಆ ಎಲೆಗಳನ್ನೆಲ್ಲ ಕಿತ್ತುಕೊಂಡು ಹೋದರು. ಆಗ ಜಾಲಿ ಮರಕ್ಕೆ ತುಂಬ ಬೇಸರ ಆಯಿತು. ಮತ್ತೆ ದೇವರು ಪ್ರತ್ಯಕ್ಷನು, ಮತ್ತೆ ಏಕೆ ಹೇಳುತ್ತಿರುವೆ, ನಾನು ನಿನಗೆ ದೊಡ್ಡ ದೊಡ್ಡದಾದ ಎಲೆಗಳನ್ನು ಕೊಟ್ಟೆ, ಚಿನ್ನದ ಎಲೆಗಳನ್ನು ಕೊಟ್ಟೆ, ಗಾಜಿನ ಎಲೆಗಳನ್ನು ಕೊಟ್ಟೆ, ಮತ್ತೆ ಏಕೆ ಹೇಳುತ್ತಿರುವೆ ದೇವರೇ, ನನಗೆ ದೊಡ್ಡ ದೊಡ್ಡದಾದ ಎಲೆಗಳೂ ಬೇಡ, ಗಾಜಿನ ಎಲೆಗಳೂ ಬೇಡ, ನನಗೆ ಚಿನ್ನದ ಎಲೆಗಳು ಬೇಡ, ನನಗೆ ಮೊದಲಿನಂತೆ ಚಿಕ್ಕ ಚಿಕ್ಕ ಎಲೆಗಳನ್ನು ಕರುಣಿಸು ದೇವ, ನಿನಗೆ ಈಗಲಾದರೂ ಅರ್ಥವಾಯಿತಲ್ಲವೇ ಎಂದು ದೇವರು ತಥಾಸ್ತು ಎಂದು ಮಾಯವಾದನು. ಆಗ ಜಾಲಿ ಮರು ಸಂತೋಷದಿಂದ ಬಾಳಿತು. ಈ ಕಥೆಯ ನೀತಿ ಏನೆಂದರೆ ದುರಾಸೆಯೇ ದುಃಖಕ್ಕೆ ಮೂಲ.
0: ದೊಡ್ಡವ್ರು ಬೈದ್ರಗತಿಗೆ ಅವ್ರು ನಮಗೆ ಎಷ್ಟೊತ್ತಿಗೂ ಬೈತ್ರ ಅವ್ರಿಗೆ ನಮ್ಮನ್ ಕಂಡ್ರಗತಿಗೆ ಆತಿಲ್ಲ ಅನ್ಸುತ್ತ. ಆದ್ರೆ ಅವ್ರು ಹೇಳೋದು ನಮ್ ಒಳ್ಳೇದಕ್ಕೆ ಅಂದ ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ. ದೊಡ್ಡವ್ರು ಹೇಳೋದನ್ನ ಕೇಳಕ್ ಹಿರಿಯರು ಕೆಲವೊಮ್ಮೆ ನಮ್ ಒಳಿತಿಗಾಗಿ ಎಚ್ಚರಿಕೆ ನೀಡ್ತಾರೆ. ಪ್ರತಿಯೊಂದು ಸಲಹೆನ ಕಣ್ಣು ಮುಚ್ಚಿ ಒಪ್ಪಿಕೊಳ್ಬೇಕಂತೇನಿಲ್ಲ. ಆದ್ರೆ ಅದನ್ನ ನಿರ್ಲಕ್ಷಿಸೋ ಮೊದಲು ಒಮ್ಮೆ ಯೋಚಿಸ್ಬೇಕು. ಈ ಕಥೆಯಲ್ಲಿ ಬರುವಂತಹ ಕತ್ತೆ ತರ ಹಠ ಹಿಡಿದ್ರೆ ಅದ್ರ ಪರಿಣಾಮ ನಮ್ಮದೇ ಆಗಿರುತ್ತೆ. ಈ ಕಥೆನ ಹೇಳಲಿಕ್ ಬರ್ತಾ ಇದ್ದಾರೆ ಕೆಪಿಎಸ್ ಶಾಲೆಯ ಶ್ರೇಯಸ್.
5: ನನ್ನ ಹೆಸರು ಶ್ರೇಯಸ್. ನಾನು ಪಿಎಂಸಿ ಕೆಪಿಎಸ್ ಒಡೆರೊಬ್ಬಳಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಕತೆ ಅಗಸನ ಕತ್ತೆ. ವಂದಾನಂದೂರಿನಲ್ಲಿ ಒಬ್ಬ ಅಗಸನಿದ್ದ. ಅವನ ಬಳಿ ಒಂದು ಕತ್ತೆ ಇತ್ತು. ಅವನು ಕತ್ತೆಯ ಮೇಲೆ ಭಾರಿ ಹೊರೆ ಹೊರಿಸಿ ನದಿತೀರಕ್ಕೆ ಕರೆದೊಯ್ಯುತ್ತಿದ್ದ. ಸೂರ್ಯಾಸ್ತ್ರವಾದ ಮೇಲೆ ಒಗೆದ ಬಟ್ಟೆಗಳನ್ನು ಗಂಟು ಮೂಟೆ ಕಟ್ಟಿ ಕತ್ತೆಯನ್ನು ಹೊರಿಸಿ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದ. ಇಷ್ಟೆಲ್ಲ ಕಷ್ಟಪಡುತ್ತಿರುವ ಕತ್ತೆಗೆ ಅಗಸನು ಒಳ್ಳೆ ಆಹಾರವನ್ನು ಹಾಕುತ್ತಿರಲಿಲ್ಲ. ಹೀಗಾಗಿ ಕತ್ತೆಯು ಸೊರಗಿತ್ತು. ಆದರೂ ಅಗಸನಿಗೆ ದಯ ಬರಲಿಲ್ಲ. ರಾತ್ರಿ ಹೊತ್ತು ಹತ್ತಿರದ ಹೊಲಗಳಲ್ಲಿ ಬಿಟ್ಟು ಏನಾದರೂ ಮೇಯ್ದುಕೊಂಡು ಬರಲಿ ಎಂದು ಕತ್ತೆಯನ್ನು ಹೊರಗಟ್ಟುತ್ತಿದ್ದ. ಒಂದು ದಿನ ಕತ್ತೆಯು ಹೊಲಗಳಲ್ಲಿ ಮೇದು ಹಿಂತಿರುಗಿ ಬರುತ್ತಿರಬೇಕಾದರೆ ಬಂದು ನರಿ ಅಡ್ಡ ಬಂದಿತು. ಎರಡೂ ಗೆಳೆಯರಾದವು. ಪ್ರತಿನಿತ್ಯ ರಾತ್ರಿ ಎರಡೂ ಸೇರಿ ಸುತ್ತಾಡುತ್ತಿದ್ದವು. ಒಂದು ದಿನ ಎರಡು ಟೊಮ್ಯಾಟೊಗಳು ಚೆನ್ನಾಗಿ ಬೆಳೆದಿದ್ದ ಹೊಲಕ್ಕೆ ನುಗ್ಗಿದವು. ಎರಡು ಹೊಟ್ಟೆ ತುಂಬ ತಿಂದವು. ಸ್ವಲ್ಪ ಹೊತ್ತು ಮಾತನಾಡಿ ತಮ್ಮ ತಮ್ಮ ಮನೆಗಳಿಗೆ ಸೇರುತ್ತಿದ್ದವು. ಒಂದು ದಿನ ಕತ್ತೆಯು ಹೊಟ್ಟೆ ತುಂಬ ತಿಂದು ಅದಕ್ಕೆ ಒಂದು ಗಟ್ಟಿಯಾಗಿ ಹಾಡು ಹಾಡೋಣ ಎನಿಸಿತು. ತನ್ನ ಬಯಕೆಯನ್ನು ನರಿಗೆ ಹೇಳಿತು. ಆಗ ನರಿ, ಹಾಗೆಲ್ಲಾದರೂ ಹಾಡಿಬಿಟ್ಟೋ ಮಾರಾಯ, ಈ ಹೊಲದ ಮಾಲೀಕ ನಿನ್ನ ಸಂಗೀತವನ್ನು ಕೇಳಿಸಿಕೊಂಡನೋ, ದೊಣ್ಣೆ ತೆಗೆದುಕೊಂಡೇ ಬಂದೇ ಬಿಡುತ್ತಾನೆ ಎಂದುಕೊಂಡಿತು. ಆಗ ಅದು ಸರಿಯಣ್ಣ, ಆದರೆ ನಿನ್ನ ಧ್ವನಿ ಮಧುರಾಗಿಲ್ಲ ಎಂದು ಕತ್ತೆಯು ಹೇಳಿತು. ನರಿಯಣ್ಣ, ನಿನಗೆ ಸಂಗೀತ ಬಗ್ಗೆ ಅದೆಲ್ಲ ಹೇಗೆ ತಿಳಿದಿರುತ್ತದೆ? ಪಾಪ, ಅದು ನಿನಗೆ ಹೇಗೆ ತಿಳಿದಿರುತ್ತದೆ? ನೀನೇನು ಸಂಗೀತ ಕಚೇರಿಗಳಿಗೆ ಹೋಗಿರುವ ಇರಲಿ ಬಿಡು, ನಿನ್ನ ಮನೆಯಲ್ಲಿ ಅಂಥ ಸಂಗೀತಗಾರಿದ್ದಾರೋ, ನಾನಾದರೆ ಸಂಗೀತದಲ್ಲಿ ಹೆಸರಾಗಿರುವೆ, ನನ್ನ ಕಂಠ ತುಂಬಾ ಮಧುರ ಎಂದು ಕತ್ತೆಯು ಜಂಬ ಕೊಚ್ಚಿಕೊಂಡಿತು. ಇರಬಹುದು ಅಣ್ಣ, ನೀನಾದರೋ ಈಗ ಆಡಿದೆಯೋ ಬೇಡ ನೋಡು, ಈ ನಿನ್ನ ಫಜೀತಿ ರೈತನು ಬಂದು ಸಾಯುವರಿಗೆ ಬಡಿಯುತ್ತಾನೆ ಎಂದಿತು. ನೀನೊಬ್ಬ ಹೇಳಿ, ಆ ಮಾಲೀಕ ನಮ್ಮನ್ನು ಏನು ಮಾಡುತ್ತಾನೆ? ನನಗೆ ಹಾಡು ಹಾಡಬೇಕೆನಿಸುತ್ತಿದೆ ಎಂದಿತು ಕತ್ತೆ. ಆಗ ಕತ್ತೆಯು ಕಂಠವನ್ನು ಸರಿಪಡಿಸಿಕೊಂಡಿತು. ತಾಳೆಯೋ ಮಹಾರಾಯ, ನೀನು ಹಾಡಿಕೋ, ಮೊದಲು ನಾ ಈ ಹೊಲವನ್ನೇ ಬಿಟ್ಟು ಹೋಗುತ್ತೇನೆ, ನಿನಗಾಗಿ ಒಂದು ಮರದ ಕೆಳಗೆ ಕಾಯುತ್ತಿರುತ್ತೇನೆ ಎಂದು ಹೇಳಿದ ನರಿಯು ಅಲ್ಲಿಂದ ಓಟ ಕಿತ್ತಿತು. ನರಿಯು ಸ್ವಲ್ಪ ಹೊತ್ತಿನ ಮೇಲೆ ಬಂದಿತು. ಕತ್ತೆಯು ಗಟ್ಟಿಯಾಗಿ ಹಾಡಿತು. ಅರಚಾಟ ಕೇಳಿದ ರೈತರು ಗುಡಿಸಿಲಿಂದ ಎದ್ದು ಬಂದು ಅವರ ಕೈಯಲ್ಲಿ ಸರಿಯಾದ ದೊಣ್ಣೆಗಳಿದ್ದವು. ಕತ್ತೆಗೆ ಚೆನ್ನಾಗಿ ಬಾರಿಸಿದಲ್ಲದೆ ಬಂದು ಮರಕ್ಕೆ ಕಟ್ಟಿ ಹಾಕಿದರು. ಅದರ ಕತ್ತಿಗೆ ಮೇಲೆ ಭಾರವಾದ ವಸ್ತುವನ್ನು ಇಟ್ಟಿದರು. ಸ್ವಲ್ಪ ಹೊತ್ತಿನ ಮೇಲೆ ನರಿಯು ಬಂದಿತು. ಕತ್ತೆ ಸ್ಥಿತಿ ಕಂಡು, ಓಹೋ, ನಿನ್ನ ಹಾಡನ್ನು ಕೇಳಿ ರೈತರು ಒಳ್ಳೆಯ ಬಹುಮಾನವನ್ನೇ ಕೊಟ್ಟಿದ್ದಾರೆ. ಬೇಷ್ ಬೇಷ್, ನೀನು ಇಷ್ಟು ಚೆನ್ನಾಗಿ ಹಾಡುತ್ತೆಂದು ನನಗೆ ತಿಳಿದೇ ಇರಲಿಲ್ಲ ಎಂದು ನರಿಯು ಹಾಸ್ಯ ಮಾಡಿತು. ಕತ್ತೆ ತಗ್ಗಿಸಿದ ಕತ್ತನ್ನು ಮೇಲೆತ್ತಲಿಲ್ಲ. ನರಿಯಣ್ಣ, ನಿನ್ನ ಮಾತನ್ನು ಕೇಳದೆ ಹೋದೆ, ನನಗೆ ಸರಿಯಾದ ಪ್ರಶಸ್ತಿಯೇ ಸಿಕ್ಕಿತು. ಇನ್ನು ಮುಂದೆ ನಿನ್ನ ಸಲಹೆಯಂತೆ ನಡೆಯುತ್ತೇನೆ. ಈ ಕತೆಯ ನೀತಿ ಏನಂದ್ರೆ, ಒಳ್ಳೆ ಸಲಹೆಯನ್ನು ಸಾಧಿಸಬೇಕು, ಅಲಕ್ಷ್ಯ ಮಾಡಬಾರದು. ಧನ್ಯವಾದಗಳು.
0: ಜೀವನದಲ್ಲಿ ಎಂಥದೇ ಕಷ್ಟ ಬಂದರೂ ಸುಳ್ಳು ಮತ್ತೆ ಮೋಸದ ಮೊರೆ ಹೋಗದೆ ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ನಡೆದುಕೊಳ್ಬೇಕು. ಆಗ ಮಾತ್ರ ನಮಗೆ ಜಯ ಸಿಗೋದು. ಇಂಥದ್ದೇ ಒಂದು ಕತೆನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಬಿ ಆರ್ ರಾವ್ ಹಿಂದೂ ಶಾಲೆಯ ದರ್ಶನ್.
6: ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶನ್ ಅಂದಿಕೆ. ನಾನು 4ನೇ ತರಗತಿ ಹಂಗ ಓದ್ತಿದ್ದೆ ನಮ್ಮ ಶಾಲೆ ಬಿ ಆರ್ ರಾವ್ ಅವರ ಹಿಂದಿ ಪ್ರಾಥಮಿಕ ಶಾಲೆ ಅಂದಿಕೆ. ಹಾಯ್, ನಾ ಈಗ ಒಂದು ಲೈಕ್ ಮಾಡಿ ಕತ್ತೆ ಹೇಳ್ತೀನಿ ಕೇಂತ್ರಿ ಅಲ್ದ. ಒಂದು ಊರಂಗೆ ಒಂದು ದೊಡ್ಡ ರಾಜನ ಆಸ್ಥಾನ ಇತ್ತಂಬ್ರ. ಆ ಆಸ್ಥಾನಂಗೆ ಒಬ್ಬ ರಾಜ ಇದ್ದಂಬ್ರ. ಆ ರಾಜಂಗೆ 3 ಜನ ಮಂತ್ರಿಗಳಿದ್ರಂಬ್ರ. ಒಂದಿನ ರಾಜ ಮಂಡಿಯಂಗೆ ಒಂದ್ ಆಲೋಚನೆ ಬಂತಂಬ್ರ. ಈ 3 ಜನ ಮಂತ್ರಿ ಹಂಗೆ ಯಾರ್ ಒಳ್ಳೆಯವ್ರ, ಯಾರ್ ಕೆಟ್ಟವ್ರ, ಯಾರ್ ಕುತಂತ್ರಿಗಳು ಅಂತೇಳಿ ಹ್ಯಾಂಗ್ ತಿಳ್ಕೊಂಬ್ದಂತೇಳಿ ರಾಜನ ಮಂಡಿಯಂಗೆ ಆಲೋಚನೆ ಬಂತಂಬ್ರ. ಒಂದಿನ ರಾಜ 3 ಜನ ಮಂತ್ರಿಗಳನ್ನು ಆಸ್ಥಾನ ಕರೆಸಿ 3 ಜನಕ್ಕೂ ಒಂದೊಂದು ಚೀಲ ಕೊಟ್ಟ. ನೀವು 3 ಜನ ಕಾಡಿ ಹೋಯಿ, ಅಲ್ಲಿ ಮರದಲ್ಲಿದ್ದ ಗಣಗಣ ಹಣ್ಣನ್ನೆಲ್ಲ ಕುಯ್ದ ಚೀಲಕ್ಕೆ ತುಂಬಿಸ್ಕೊ ಬರ್ತಂದೇಳಿ ಹೇಳ್ತಂಬ್ರ. ಕಡಿಕೆ ಆಯ್ತಂದಿಕ್ಕಿ 3 ಜನ ಚೀಲ ತಗೊಂಡ್ ಕಾಡಿ ಹೋತ್ರಂಬ್ರ. ಮೊದಲನೇವನ ಪ್ರಾಮಾಣಿಕನಾಗಿ ನಿಯತ್ತಿನವನ ರಾಜ್ರ ಹೇಳ್ದಂಗೆ ಗಣಗಣ ಹಣ್ಣನ್ನೆಲ್ಲ ಚೀಲಕ್ಕೆ ತುಂಬಿಸ್ಕೊಂಡ್ ಬರ್ತಂಬ್ರ. ಎರಡನೇವನ ತನ್ನ ಕುತಂತ್ರಿ ಬುದ್ಧಿಯಿಂದ ಮಂಡಿ ಓಡಿಸಿ ಈ ರಾಜ್ರೆಲ್ಲ ನನ್ ಚೀಲ ಬಿಚ್ಚಿಕಂತಂದಿಕ್ಕಿ ಮರದಲ್ಲಿದ್ದ ಕೊಳಗಟ್ಟಿ ಹಣ್ಣಿನೆಲ್ಲ ಚೀಲ ತಡಿ ತುಂಬಿಸ್ಕೊಂಡು ಗಣಗಣ ಹಣ್ಣನ್ನೆಲ್ಲ ಚೀಲದ ಮೇಲೆ ತುಂಬಿಸ್ಕೊಂಡ್ ಬರ್ತಂಬ್ರ. ಇನ್ 3ನೇವನ ತನ್ ಸೋಮಾರಿ ಮತ್ತು ಕುತಂತ್ರಿ ಬುದ್ಧಿಯಿಂದ ಈ ರಾಜ್ರೆಲ್ಲ ಚೀಲ ಬಿಚ್ಚಿಕಂತ್ರ ಅಂದಿಕ್ಕಿ ಅಲ್ಲಿದ್ದ ಕಸ ಕಡ್ಡಿ ಮುಳ್ಗಳನ್ನೆಲ್ಲ ಚೀಲಕ್ ತುಂಬಿಸ್ಕೊಂಡ 3 ಜನನು ಚೀಲ ಹೊತ್ಕೊಂಡ ರಾಜನ ಆಸನಕ್ ಬಂದ. ರಾಜನ ಎದ್ರು ಚೀಲ ಇಳ್ತ್ರಂಬ್ರ. ಈ ರಾಜ ಮೊದ್ಲೇ ಗೊತ್ತಿತ್ತ ಈ 3 ಜನ ಮಂತ್ರಿಗಳು ಕುತಂತ್ರಿಗಳಂದೇಳಿ. ಆಗಳಿಕೆ ರಾಜ ಸೇವಕರನ್ ಕರೆಸಿ ಈ 3 ಜನ ಒಂದೊಂದು ಕೋಣೆ ಹಾಕಿ ಅವ್ರ ತನ್ನ ಚೀಲನ ಅವ್ರ ಸಂಗತ್ ಕೊಟ್ಟ. ಅವರಿಗೆ ಉಂಬುಕೆ ತಿಂಬುಕೆ ಎಂತದ್ದು ಕೊಡ್ಬೇಡ ಅಂತ ಹೇಳ್ತ್ರಂಬ್ರ. ಅವ್ರ ತಂದ ಹಣ್ಣನ್ನೇ ತಿಂದ ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಹೇಳ್ತ್ರಂಬ್ರ. ಕಡಿಕೆ ಸೇವಕರು ಆಯ್ತಂದಿಕ್ಕಿ ಒಬ್ಬೊಬ್ರಿನೂ ಒಂದೊಂದು ಕೋಣೆ ಹಾಕಿ ಅವ್ರ ತನ್ನ ಚೀಲನ ಅವ್ರ ಸಂಗತ್ ಕೊಟ್ಟ. ಅವ್ರಿಗೆ ಉಂಬುಕೆ ತಿಂಬುಕೆ ಎಂತದ್ದು ಕೊಡುದಿಲ್ಲ ಅಂತ. ಮೊದಲನೇವನ ನಿಯತ್ತಿನವನ ಅವನ್ ತಂದ ಗಣಗಣ ಹಣ್ಣನ್ನೆಲ್ಲ ತಿಂದ ಹೊಟ್ಟೆ ತುಂಬಿಸ್ಕೊಂಡು ಗೊಟ್ಟಮುಟ್ಟಾಗಿ ಹೊರಬತ್ತಂಬ್ರ. ಎರಡನೇವನ ಅವನ್ ತಂದ ಕೊಳಗಟ್ಟಿ ಹಣ್ಣನ್ನೇ ತಿಂದ ರೋಗ ಬಡ್ಕೊಂಡು ಹರ್ಬತ್ನಂಬ್ರ. ಇನ್ 3ನೇವನ ಅವನ್ ತಂದ ಕಸ ಕಡ್ಡಿ ಮುಳ್ಗನ್ ತಿಂಬುಕು ಆಯ್ದೆ ನೆಡುಕು ಆಯ್ದೆ ಅದನ್ ತಿಂಬುಕು ಆಯ್ದೆ ನಿತ್ರಾಣಕ್ ಬಿದ್ದು ಹರ್ಬತ್ತಂಬ್ರ. ಈ ಕತೆ ನೀತಿ ಅಂತಂದ್ರ ಮರ್ರೆ, ಒಳ್ಳಿ ಕೆಲ್ಸಕ್ ಒಳ್ಳಿ ಪ್ರತಿಫಲ, ಕೆಟ್ಟ ಕೆಲ್ಸಕ್ ಕೆಟ್ಟ ಪ್ರತಿಫಲ ಅಂದಿಕಿ. ಗೊತ್ತಾಯ್ತಲ್ದೆ? ಹಾಯ್, ಹಂಗ ನಾ ಇನ್ ಬತ್ತೆ ಅಕ್ಕ. ನಮಸ್ಕಾರವೆ.
0: ಹೋಯ್, ನಮ್ ಜೊತೆ ಒಳ್ಳೆ ರೀತಿಯಲ್ಲಿ ಇದ್ದಾರನ್ನೆಲ್ಲ ಒಳ್ಳೆಯವರು ಅಂತ ಅನ್ಕಂಬ್ಕಾಗ್ದೆ. ಎಂತಕ್ಕಂದ್ರೆ ಹೊಳಿತಿಪ್ಪದೆಲ್ಲ ಚಿನ್ನ ಅಲ್ಲ. ನಾನು ಇದನ್ನ ಎಂತ ಹೇಳ್ತಿದ್ದೆ ಅಂತ ಗೊತ್ತಾಯ್ಕರೆ, ನಮ್ ಹಿಂದೂ ಶಾಲೆಯ 7ನೇ ತರಗತಿಯಲ್ಲಿ ಓದ್ತಾ ಇಪ್ಪು ಧನ್ಯ ಹೇಳು ಈ ಕತಿನ ಕೇಳ್ಕೊಬಪ್ಪ.
7: ಹಾಯ್, ಎಲ್ರಿಗೂ ನಮಸ್ಕಾರವೆ. ನನ್ನ ಹೆಸರು ಧನ್ಯ. ನಾನು ಹಿಂದೂ ಶಾಲೆಗೆ 7ನೇ ಕ್ಲಾಸಲ್ಲೇ ಓದ್ತಿದ್ನೆ. ಇಗತ್ ನಾನ್ ನಿಮ್ ಹೇಳು ಕತಿ ಹೆಸರು ಎಂತ ಗೊತ್ತಿದ್ದೆ? ಚಿನ್ನದೊಳಗಿ. ಒಂದೂರಲ್ಲೇ ಒಬ್ಬ ವ್ಯಾಪಾರಿ ಇದ್ದ. ಅವನು ಬೇರೆ ಬೇರೆ ಊರಿಗೆಲ್ಲ ಹೊಯ್ಕೊಂಡು ವ್ಯಾಪಾರ ಮಾಡ್ತಿದ್ದ. ಒಂದು ದಿವಸ ಅವನು ಒಂದು ಊರಿಗೆ ಹೊಯ್ದ. ಅಲ್ಲೇ ಒಂದು ತೋಟದಲ್ಲಿ ಹೊಯ್ಪತ್ತಿಗೆ ಅವನಿಗೊಂದು ಪಳಪಳಾ ಅಂತ ಹೊಳಿಯುವ ಒಂದು ಚಿನ್ನದ ಅಳಗಿ ಕಂಡ. ಆ ಅಳಗಿ ಚಿನ್ನದ ಥರ ಹೊಳಿತಿರು ಕಂಡ್ಕೊಂಡು ಯಾರಿಗೂ ಗೊತ್ತಿಲ್ಲ ಎತ್ಕೊಂಡು ಹೋ ಆಯ್ತಕ್ಕಂಡ ದಾರಿಲ್ ಹೋಪತ್ತಿಗೆ ಇದ್ರಲ್ಲಿ ರಾತ್ರಿ ನೀರು ತುಂಬಿಸ್ಕೊಂಡು ಕುಡಿತೆ ಬೆಳಿಗ್ಗೆ ಅದು ಕೂಡಲೇ ಎತ್ಕೊಂಡು ಊರಿಗೆ ಓಡಿ ಹೋಯ್ತೆ ಅನ್ಸ್ಕಂಡ ಅದು ಹೊತ್ತಾಪತ್ತಿಗೆ ಒಂದು ನದಿಯಿಂದ ನೀರು ತುಂಬಿಸ್ಕೊಂಡು ಗುಡ್ಸ್ಲಿಕ್ಕೆ ತಗೊಂಡು ಹೋಯ್ದ ರಾತ್ರಿ ನೀರು ಜೋರಾಗಿ ನೀರು ಗಡಿಕೆ ಆಯ್ತು ನೀರು ಕುಡುವಂತ ಹೋಪತ್ತಿಗೆ ಅಲ್ಲಿ ಅಳಗಿನೂ ಇರಲಿಲ್ಲ ನೀರು ಇರಲಿಲ್ಲ ಕಾಂಬತಿ ಎಂತ ಇದ್ದಿತ್ತು ಗೊತ್ತೇ ಬರೀ ಸುಣ್ಣದ ನೀರು ಸುಣ್ಣದ್ದೇ ಸುಣ್ಣದ ನೀರು ಅವನ ತಲೆ ಮೇಲೆ ಕೈ ಹೊತ್ಕ ಕೂತ್ಕೊಂಡ ಬೆಳಿಗ್ಗೆ ಆದ್ಮೇಲೆ ಊರಿಗೆ ಓಡಿ ಹೋದ ಅಲ್ದ ಯಾಕೆ ಹಂಗಾಯ್ತು ಗೊತ್ತಿತ್ತೆ ಅದು ಬರೀ ಸುಣ್ಣದ ಅಳಗಿ ಅದ್ರ ಮೇಲೆ ಚಿನ್ನದ ಥರ ಹೊಳಪು ಹಾಕಿದ್ರಷ್ಟೆ ಈ ಕತಿ ನೀತಿ ಎಂತ ಗೊತ್ತಿತ್ತೆ ಹಳಿ ತಿಪ್ಪುದೆಲ್ಲ ಚಿನ್ನೂ ಅಲ್ಲ ಕಂಡಿದ್ದೆಲ್ಲ ನಿಜವೂ ಅಲ್ಲ ಹೋತೆ ಅಕ್ಕ ಗಂಟೆ ಆಯ್ತು ನಾನು ಕತಿ ಮುಗೀತಿ ಇಲ್ಲಿಗೆ
0: ಜೀವನದಲ್ಲಿ ನಮ್ಮ ಎದುರಿಗೆ ಬರೋ ಪ್ರತಿಯೊಂದು ಸಮಸ್ಯೆನು ಶಕ್ತಿಯಿಂದಲೇ ಪರಿಹರಿಸೋಕೆ ಸಾಧ್ಯ ಇಲ್ಲ ಕೆಲವೊಮ್ಮೆ ತಾಳ್ಮೆ ಬುದ್ಧಿವಂತಿಕೆ ಮತ್ತೆ ಸಮಯೋಚಿತ ನಿರ್ಧಾರಗಳು ನಮ್ ದೊಡ್ಡ ಶಕ್ತಿಯಾಗುತ್ತೆ ಈ ಕತ್ತೆಯಲ್ಲಿ ಬಪ್ಪು ಕಾಗಿ ಅಂತೆ ಕಷ್ಟದ ಸಮಯದಲ್ಲಿ ಧೈರ್ಯ ಕಳೆದುಕೊಳ್ಳದೆ ಯೋಚಿಸಿ ಹೆಜ್ಜೆ ಇಟ್ಟರೆ ಪರಿಹಾರ ದಾರಿ ಖಂಡಿತ ಸಿಗುತ್ತೆ ಅಂಥದ್ದೇ ನೀತಿಪ್ಪು ಒಂದು ಕತ್ತಿನ ಹೇಳಲಿಕ್ಕೆ ಬರ್ತಾ ಇದ್ರು ಹಿಂದೂ ಶಾಲೆಯ 7ನೇ ತರಗತಿಯಲ್ಲಿ ಓದ್ತಾ ಇಪ್ಪು ಸಾಹಿತ್ಯ
8: ಹಾಯ್ ಎಲ್ರಿಗೂ ನಮಸ್ಕಾರವೇ ನನ್ನ ಹೆಸರು ಧನ್ಯಾ ನಾನು ಹಿಂದೂ ಶಾಲೆಗೆ 7ನೇ ಕ್ಲಾಸಲ್ಲೇ ಓದ್ತಿದ್ನೆ ಇವತ್ತು ನಾನು ನಿಮ್ಗೆ ಹೇಳು ಕತೆ ಹೆಸರು ಎಂತ ಗೊತ್ತಿದ್ದೆ ಚಿನ್ನದೊಳಗಿ ಒಂದೂರಲ್ಲೇ ಒಬ್ಬ ವ್ಯಾಪಾರಿ ಇದ್ದ ಅವನು ಬೇರೆ ಬೇರೆ ಊರಿಗೆಲ್ಲ ಹೊಯ್ಕೊಂಡು ವ್ಯಾಪಾರ ಮಾಡ್ತಿದ್ದ ಒಂದು ದಿವಸ ಅವನು ಒಂದು ಊರಿಗೆ ಹೋಯ್ದ ಅಲ್ಲೇ ಒಂದು ತೋಟದಲ್ಲಿ ಹೋಯ್ಪತ್ತಿಗೆ ಅವನಿಗೊಂದು ಪಳಪಳಾ ಅಂತ ಹೊಳಿ ಒಂದು ಚಿನ್ನದ ಅಳಗಿ ಕಂಡ ಆ ಅಳಗಿ ಚಿನ್ನದ ಥರ ಹೊಳಿತಿರೋದು ಕಂಡ್ಕೊಂಡ ಯಾರಿಗೂ ಗೊತ್ತಿಲ್ಲ ಎತ್ಕೊಂಡು ಹೋಯ್ತಕ್ಕಂಡ ದಾರಿಲ್ ಹೋಪತ್ತಿಗೆ ಇದ್ರಲ್ಲಿ ರಾತ್ರಿ ನೀರು ತುಂಬಿಸ್ಕೊಂಡು ಕುಡಿತೆ ಬೆಳಿಗ್ಗೆ ಅದು ಕೂಡಲೇ ಎತ್ಕೊಂಡು ಊರಿಗೆ ಓಡಿ ಹೋಯ್ತೆ ಅನ್ಸ್ಕಂಡ ಅದು ಹೊತ್ತಾಪತ್ತಿಗೆ ಒಂದು ನದಿಯಿಂದ ನೀರು ತುಂಬಿಸ್ಕೊಂಡು ಗುಡ್ಸ್ಲಿಕ್ಕೆ ತಗೊಂಡು ಹೋಯ್ದ ರಾತ್ರಿ ನೀರು ಜೋರಾಗಿ ನೀರು ಗಡಿಕೆ ಆಯ್ತು ನೀರು ಕುಡುವಂತ ಹೋಪತ್ತಿಗೆ ಅಲ್ಲಿ ಅಳಗಿನೂ ಇರಲಿಲ್ಲ ನೀರು ಇರಲಿಲ್ಲ ಕಾಂಬತಿ ಎಂತ ಇದ್ದಿತ್ತು ಗೊತ್ತೇ ಬರೀ ಸುಣ್ಣದ ನೀರು ಸುಣ್ಣದ್ದೇ ಸುಣ್ಣದ ನೀರು ಅವನ ತಲೆ ಮೇಲೆ ಕೈ ಹೊತ್ಕ ಕೂತ್ಕೊಂಡ ಬೆಳಿಗ್ಗೆ ಆದ್ಮೇಲೆ ಊರಿಗೆ ಓಡಿ ಹೋದ ಅಲ್ದ ಯಾಕೆ ಹಂಗಾಯ್ತು ಗೊತ್ತಿತ್ತೆ ಅದು ಬರೀ ಸುಣ್ಣದ ಅಳಗಿ ಅದ್ರ ಮೇಲೆ ಚಿನ್ನದ ಥರ ಹೊಳಪು ಹಾಕಿದ್ರಷ್ಟೆ ಈ ಕತಿ ನೀತಿ ಎಂತ ಗೊತ್ತಿತ್ತೆ ಹಳಿ ತಿಪ್ಪುದೆಲ್ಲ ಚಿನ್ನೂ ಅಲ್ಲ ಕಂಡಿದ್ದೆಲ್ಲ ನಿಜವೂ ಅಲ್ಲ ಹೋತೆ ಅಕ್ಕ ಗಂಟೆ ಆಯ್ತು ನಾನು ಕತಿ ಮುಗೀತಿ ಇಲ್ಲಿಗೆ
0: ಹೋಯ್ ನಮ್ ಜೀವನ್ದಂಗೆ ಒಂದ್ಸತಿ ಯಾರೋ ಇನ್ನೊಬ್ರ ಹತ್ರ ಸಹಾಯ ಪಡ್ಕೊಂಡಿರುತ್ತ ಹೌದಲ್ದ ಆರೆ ಒಂದ್ ವಿಷಯ ಮರ್ರೆ ನಮ್ಗ್ ಉಪಕಾರ ಮಾಡಿದವರಿಗೆ ಯಾವತ್ತೂ ಅಪಕಾರ ಮಾಡೋಕ್ಕಾಗ ಕಾಣಿ ಇಂಥದ್ದೇ ಒಂದ್ ನೀತಿ ಮಾತು ಇಪ್ಪು ಅಂತ ಕಾಗಕ್ಕ ಗುಬ್ಬಕ್ಕ ಕತಿ ಹೇಳೋಕೀಗ ನಮ್ ಜೊತೆ ಇದ್ರ ಹಿಂದೂ ಶಾಲೆಯ 6ನೇ ತರಗತಿಯ ಸಾಯಿ ಪ್ರೀತಮ್ ಬನ್ನಿ ಒಂದೊಳ್ಳೆ ಕತೆ ಕೇಳ್ಕೋವಪ್ಪ
9: ಹಾಯ್ ನಮಸ್ಕಾರ ನಾನು 6ನೇ ಕ್ಲಾಸ್ ಓದ್ತಿದ್ದೆ ನನ್ನ ಹೆಸರು ಸಾಯಿ ಪ್ರೀತಮ್ ಅಂದೇಳಿ ಬಿಆರ್ ಆರ್ ಶಾಲೆಗೆ ಓದ್ತಾ ಇದ್ನೆ ನಾನು ನನ್ನ ಅಜ್ಜಿ ಹೇಳ್ಕೊಟ್ಟದ್ದು ಕಾಗಕ್ಕ ಗುಬ್ಬಕ್ಕನ್ ಕತೆ ಹೇಳ್ತೀನಿ ಒಂದ್ ಕಾಡಂಗೆ ದೊಡ್ಡ ಮರು ಇತ್ತೆ ಆ ಮರದ ಮೇಲೆ ಗೂಬಕ್ಕ ಗೂಡು ಕಟ್ಕೊಂಡಿದ್ದಾಳ ಒಂದಿನ ಜೋರ್ ಭರ್ ಗುಟ್ಕೊಂಡು ಮಳಿ ಬಂತು ಅಷ್ಟೊತ್ತಿಗೆ ಕಾಗಕ್ಕ ಗಡಗಡ ನಡಗುತ್ತಾ ಅಲ್ಲಿಗೆ ಬಂದಾಳ ಗುಬ್ಬಕ್ಕ ಗುಬ್ಬಕ್ಕ ನಿನ್ ಗೂಡ್ನಾಗ ನಂಗೊಂಚೂರು ಜಾಗ ಕೊಡ್ತೀಯಾ ಅಂತ ಕೇಳ್ತಾಳ ಆಗ ಗುಬ್ಬಕ್ಕ ಇಲ್ಲ ಮಾರೈತಿ ನಂಗೆ ನನ್ ಮಕ್ಕಳು ಮರಿಗೆ ಕೂಕಂಬುಕ್ ಜಾಗ ಇಲ್ಲ ಇನ್ ನಿಂಗೆ ಹಂಗ್ ಕೊಡುದು ಅಂತ ಹೇಳ್ತಾಳ ಆಗ ಕಾಗಕ್ಕ ಮಕ್ಕಳು ಮರಿ ಇದ್ವಾ ಇರ್ಲಿ ಮಾರೈತಿ ನಂಗೊಂಚೂರು ಬದಿಯಾಗ ಜಾಗ ಕೊಡುವಲೆ ಬೆಳಗಾರ ಕೂಡ್ಲೇ ನಾ ಎದ್ದು ಹೋತಿ ಅಂದೇಳಿ ಅಂದೇಳಿ ಗಡಗಡ ನಡ್ಗತಾಳ ಗುಬ್ಬಕ್ಕಂಗ್ ಪಾಪ ತೋರಿ ಹಂಗಾರ ಬಾ ಒಳಗೆ ಅಂತಾಳ ಎಲ್ರು ಮನ್ಕಂತ್ರು ರಾತ್ರಿ ಕಾಗಕ್ಕ ಗುಬ್ಬಕ್ಕನ್ ಒಂದೊಂದೇ ಮರಿಯನ್ನ ಕಟುಂ ಕುಟುಂ ಕಟುಂ ಕುಟುಂ ಅಂದೇಳಿ ತಿಂತಾಳ ಅಷ್ಟೊತ್ತಿಗೆ ಗುಬ್ಬಕ್ಕ ಎಂತ ತಿಂತಿ ಅಂತ ಕೇಳ್ತಾಳ ಆಗ ಕಾಗಕ್ಕ ಎಂತ ಇಲ್ಲ ಮಾರೈತಿ ಮಾಯಿ ಕೊಟ್ಟದ್ ಬುಗ್ರಿ ಬೀಜ ಅಂತೇಳಿ ಮನಿಕಣ ಗುಬ್ಬಕ್ಕ ಸುಮ್ಮನೆ ಮನ್ಕಂತ್ಳು ಇಡೀ ರಾತ್ರಿ ಕೂಕಂಡು ಕಾಗಕ್ಕ ಕಟುಂ ಕುಟುಂ ಕಟುಂ ಕುಟುಂ ಅಂದೇಳಿ ಗುಬ್ಬಕ್ಕಂದ್ ಎಲ್ಲಾ ಮರಿಯನ್ನ ಖಾಲಿ ಮಾಡಿ ಬಿಡತ್ ಬೆಳಗಾಪತಿಗೆ ಎದ್ದು ಕಂಡ್ರೆ ಅತ್ ಕಾಗಕ್ಕನು ಮಾಯ ಇತ್ ಗುಬ್ಬಕ್ಕನ್ ಮರಿಗಳು ಮಾಯ ಗುಬ್ಬಕ್ಕ ಬಹಳ ಬೇಜಾರತ್ತು ಕಾಗಕ್ಕ ಮಾಡಿಸ್ತೇನೆ ಹಿಂಗೆ ನನ್ ಮಕ್ಕಳು ಮರಿಯನ್ನೆಲ್ಲ ತಿಂದಾಗ್ದಲ್ಲ ಅಂದೇಳಿ ಒಂದಿನ ಗುಬ್ಬಕ್ಕ ಕಾಗಕ್ಕನ ಆ ಕಾಗಕ್ಕ ಕಾಗಕ್ಕ ಆಸಾಡಿ ಹಬ್ಬ ಬಂತು ಉಂಬುಕ್ ಬರ್ಕ ಅಂತ ಕೇಳ್ತಾಳ ಕಾಗಕ್ಕ ಅಕ್ಕ ಅಕ್ಕ ಬತ್ತಿ ಅಂತ ಹೇಳ್ತಾಳ ಗುಬ್ಬಕ್ಕ ಖಾರದ ಅಡುಗೆ ಮಾಡಿ ಬಳಸ್ತಾಳ ಕಾಗಕ್ಕ ಖುಷಿ ಹಂಗ ತಿಂತಾಳ ತಿಂದ ಅಯ್ಯಯ್ಯೋ ಖಾರ ಖಾರ ನೀರ್ ತಂದ್ ಕೊಡ್ಬಾರೆ ಗುಬ್ಬಕ್ಕ ತಡ್ಕಂಬು ಕಾತಿಲ್ಯೇ ಅಂತ ಕೂಗ್ತಾಳ. ಮಾಡಿಸ್ತೇನೆ ಹಿಂಗೆ ನನ್ ಮಕ್ಳು ಮರಿಯನ್ನೆಲ್ಲ ತಿಂದಾಗಿದೆ ಅಲ್ಲ ಅಂದೇಳಿ ಬಿಸಿ ನೀರ್ ಕಾಸಿ ಅದ್ರಂಗ ಕಾಸದ್ ಕಬ್ಬಣದ ಗೋಲಿ ಹಾಕಿ ಕಾಗಕ್ಕನ್ ಬಾಯೊಳಗ್ ಸುಡ್ದು ಬಿಡ್ತಾಳ. ಅಷ್ಟೊತ್ತಿಗೆ ಕಾಗಕ್ಕ ಗಂಟ್ಲು ಸುಟ್ಕೊಂಡು ಓ ಸತ್ಯ ಹೊತ್ತು ಕೇಂದ್ರಿಯ ಉಪಕಾರ ಮಾಡ್ದವರಿಗೆ ಅಪಕಾರ ಮಾಡುಕಾಗ ದುರಾಸೆಯೂ ಮಾಡುಕಾಗ ಇಷ್ಟ ಸುಮ್ಮನ ಕೂಕಂಡ್ ನಾನ್ ಕತಿ ಕೇಂದ್ರಿ ಅಲ್ಲ ನಿಮ್ಗೆಲ್ಲ ದೇವರು ಒಳ್ಳೇದ್ ಮಾಡ್ಲಿ ನಾ ಬತ್ತಿ ಆಗ್ದ ನಮಸ್ಕಾರ.
0: ಜನ್ರೆ ನಿಮ್ಗೆ ಎಂತಾರು ಕಷ್ಟ ಇತ್ತ ಇದ್ರೆ ಒಂದ್ ಚೂರ್ ತಲೆ ಓಡಿಸಿ. ಎಂತಕ್ಕಂದ್ರೆ ನೀವ್ ಆ ಕಷ್ಟದಿಂದ ಹೊರಗ್ ಬರ್ಕಂದ್ರೆ ಸ್ವಲ್ಪ ತಲೆ ಓಡಿಸ್ಕ. ಜೀವನದಲ್ಲಿ ಕೆಲವೊಮ್ಮೆ ನಮ್ಮ ಮುಂದೆ ನಮ್ಮ ಶಕ್ತಿಗಿಂತ ದೊಡ್ಡ ಸಮಸ್ಯೆ ಎದುರಾಗ್ತು. ಅಂತ ಸಂದರ್ಭದಲ್ಲಿ ಭಯ ಪಡೆದೆ ಶಾಂತವಾಗಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತಗೊಂಡ್ಕ. ಅಪಾಯ ಎಷ್ಟೇ ದೊಡ್ಡದಾಗಿದ್ರು ಧೈರ್ಯ ಮತ್ತೆ ಬುದ್ಧಿವಂತಿಕೆ ಇದ್ರೆ ಅದರಿಂದ ಹೊರಬರೋ ದಾರಿ ಖಂಡಿತ ಸಿಗ್ತದೆ. ನಾ ಹೇಳುದು ನಿಜಾನ ಅಲ್ದ ಅಂತ ಗೊತ್ತಾಯ್ಕರೆ ನೀವೀಗ ನಮ್ ಹಿಂದೂ ಶಾಲೆಯ 3ನೇ ತರಗತಿಯಲ್ಲಿ ಓದ್ತಾ ಇಪ್ಪು ಶಿವಾನಿ ಹೇಳು ಕತಿ ಕೇಳ್ಕ ಬನ್ನಿ.
10: ಹಾಯ್ ನಮಸ್ಕಾರ, ನಾನು ಶಿವಾನಿ. ನಾನು ಬಿ ಆರ್ ಅವ್ರ ಶಾಲೆಯಾಗ 3ನೇ ತರಗತಿಯಲ್ಲಿ ಓದ್ತಿದ್ದೆ. ಈ ಕತೆ ಹೆಸರಂತ ಗೊತ್ತಿತ್ತೆ? ಹಾಯ್ ಕುಂಬಳಕಾಯಿ ಮುಂದುಕೊಪ್ಪ ಅಂದೇಳಿ ಈ ಕತೆ ಹೆಸರು. ನಾ ಈಗ ಕತೆ ಹೇಳ್ತೀಯಕ್ಕ. ಒಂದು ಊರಾಗ ಒಂದ ಅಜ್ಜಿ ಇತ್ತಂಬ್ರ. ಆ ಅಜ್ಜಿ ತನ್ನ ಮಗಳ ಮನೆಗೆ ಹೋಯ್ಕಂದೇಳಿ ಜೋರ ಆಶೆ ಆಯ್ತಂಬ್ರ. ಆ ಅಜ್ಜಿ ಬರೀ ಬಡ್ಕಟ್ಟಿಗಿತ್ತಂಬ್ರ. ಆ ಅಜ್ಜಿ ಹೆಂಗಾರು ಮಾಡಿ ನನ್ ಮಗಳ ಮನೆಗೆ ಹೋಯ್ಕಲ್ಲ ಅಂದೇಳಿ ಹೊರಟೆ ಬಿಟ್ಲಂಬ್ರ. ದಾರ್ಯಾಗ ಹೋತಿ ಪತಿಗೆ ಕರಡಿ ಸಿಕ್ತಂಬ್ರ. ಹಾಯ್ ಅಜ್ಜಿ ನಂಗ್ ಜೋರ್ ಹಶ್ವಾತಿತ್ತ, ನಾನಿನ್ನೀಗ ತಿಂತ್ಯಾಕ ಅಂದೇಳಿ ಹೇಳ್ಲಂಬ್ರ. ಅದಕ್ಕಜ್ಜಿ ಹಾಯ್ ಇಲ್ಲಿ ಕೇಳ್ ಕರಡಿ, ನಾನೀಗ ಬರೀ ಬಡ್ಕಟ್ಟಿಗಿದ್ದೆ. ನಾನ್ ಮಗಳ ಮನೆಗೆ ಹೋಯ್ ಸಮ ಕುಚ್ಚಕ್ಕಿಯನ್ನು ಮೀನ್ ಪದಾರ್ಥ ಹಾಯ್ಕೊಂಡ್ ಲಾಯ್ ಕುಂಡ್ಕೊಂಡು ದಪ್ಪ ಆಯಿ ಬತ್ತಿ ಆಗ್ಬೇಕಾರ ನಾನು ತಿನ್ನಂದ್ ಹೇಳಿ ಹೇಳ್ಲಂಬ್ರ. ಕರಡಿ ಹಾ ಸರಿ ಹೋಯ್ ಬಾ ಅಂದೇಳಿ ಹೇಳ್ದಂಬ್ರ. ಕರಡಿ ಹೋಯ್ತಂಬ್ರ. ಅಜ್ಜಿ ಅಂತೂ ಇಂತೂ ಹೋಯ್ ತನ್ ಮಗಳ ಮನೆಗ್ ಸೇರ್ಕೊಂಡ್ಲಂಬ್ರ. ಒಂದ್ ತಿಂಗ್ಳಲ್ಲೇ ಉಳ್ಕೊಂಡ ಲಾಯ್ಕ ಕುಚ್ಚಕ್ಕಿಯನ್ನು ಮೀನ್ ಪದಾರ್ಥ ಹಾಯ್ಕೊಂಡು ಸಮ ಉಂಡ್ಕೊಂಡು ಲಾಯ್ಕ ದಪ್ಪ ಆದ್ಲಂಬ್ರ. ಕೊನೆಗೂ ಒಂದಿ ನಮ್ಮ ಮನೆಗೆ ಹೋಗು ತೀರ್ಮಾನ ಮಾಡ್ದಂಬ್ರ. ಮಗ ನಮ್ಮ ಮನೆಗ್ ಹೋತಿಯಕ್ಕ, ದಾರಿಗೆ ಹೋತಿ ಪತಿಗೆ ಒಂದ್ ಪ್ರಾಣಿ ಬಂದು ನಾನು ತಿಂತಿ ಅಂತ ಹೇಳುತ್ತೆ, ಎಂತ ಮಾಡುದೆ ಮಾರೈತಿ ಅಂದೇಳಿ ಕೇಳ್ದಂಬ್ರ. ಅದಕ್ಕೆ ಮಗಳು ಒಂದು ಉಪಾಯ ಮಾಡಿ ದೊಡ್ಡ ಕಿಬ್ಬದ ಕುಂಬಳಕಾಯಿ ತಂದು ಅದ್ರೊಳಗೆ ಇಪ್ಪುದೆಲ್ಲ ತೆಗ್ದು ಎರಡು ಒಟ್ಟಿ ಮಾಡಿ ಅಮ್ಮ ಇದ್ರೊಳಗೆ ಹೋಯ್ ಕೂತ್ಕ ಮತ್ತ ಈ ಮಂತ್ರ ಹೇಳ ಹೋಯ್ ಕುಂಬಳಕಾಯಿ ಮುಂದುಕೊಪ್ಪ ಅಂದೇಳಿ ಕೊಟ್ಲಂಬ್ರ. ಮಂತ್ರ ಹೇಳಿದ ಪೆಟ್ಟಿಗೆ ಕುಂಬಳಕಾಯಿ ಗಡ ಗಡ ಗಡ ಅಂತ ಉರುಳುಕೊಂಡು ಮುಂದೋಯ್ತಂಬ್ರ. ದಾರ್ಯಾಗ ಹೋತಿ ಪತಿಗೆ ಅದೇ ಕರಡಿ ಸಿಕ್ತಂಬ್ರ. ಹೋಯ್ ಒಳಗೆ ಯಾರಿಪ್ಪುದೆ ಆ ಅಜ್ಜಿ ಅಲ್ದಲ್ಲ ಅಂದೇಳಿ ಕೇಳ್ದಂಬ್ರ. ಅಜ್ಜಿ ಹೋಯ್ ಕುಂಬಳಕಾಯಿ ಮುಂದುಕೊಪ್ಪ ಅಂದೇಳಿ ಮಂತ್ರ ಹೇಳ್ದಂಬ್ರ. ಎಬ್ಬೆ ಇದ್ರೊಳಗೆ ಯಾವ್ದೋ ಭೂತ ಇಪ್ಪುದೆ ಅಂದೇಳಿ ಕರಡಿ ಓಡಿ ಹೋಯ್ತಂಬ್ರ. ಅಂತೂ ಇಂತೂ ಅಜ್ಜಿ ಊರ್ ಸೇರ್ಕೊಂಡ್ಲಂಬ್ರ. ಈ ಕತಿ ನೀತಿ ಅಂತ ಗೊತ್ತಿತ್ತೆ ಚೂರ್ ಮಂಡಿ ಹೋಸ್ರೆ ಎಂತ ಕಷ್ಟ ಕಾಲ್ದಾಗೂ ಪಾರಾಗುಕ್ಕತ್ತ. ಹೆಂಗಿತ್ ಕತಿ? ಲೈಕ್ ಇತ್ತ? ಬತ್ತಿಯಾಕ ನಮಸ್ಕಾರ.
0: ಮನೆಯಲ್ಲೊಬ್ರು ಹಿರಿಯರು ಇರ್ಕಂತ ಅಂತರು. ಎಂತಕ್ಕೆ ಅಂದ್ರೆ ನಾವು ಮಾಡೋ ತಪ್ಪು ಒಪ್ಪುಗಳನ್ನ ಸರಿ ಮಾಡಿ ನಮ್ಗೆ ಸರಿ ದಾರಿಯಲ್ಲಿ ನೆಡಕ್ ಹೇಳಿ ಕೊಡ್ತಾರೆ. ಇಂಥ ಹಿರಿಯರು ನಮ್ ಜೊತೆ ಹೆಚ್ಚಿನ ಕಾಲ ಇರ್ಕಂದ್ರೆ ನಾವು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಕಾಣ್ಕೊಂಡ್ ಇಂಥದ್ದೇ ಒಂದು ಒಳ್ಳೆ ನೀತಿ ಇಪ್ಪು ಅಂತ ಕತಿನ ಹೇಳುಕೀಗ ನಮ್ ಜೊತೆ ಇದ್ರು ಹಿಂದೂ ಶಾಲೆಯ 6ನೇ ತರಗತಿಯಲ್ಲಿ ಓದ್ತಾ ಇಪ್ಪು ವೈಭವ್. ಬನ್ನಿ ಅವ್ರ ಕತಿನ ಕೇಂಬಾಲ.
11: ಎಲ್ಲರಿ ನಮಸ್ಕಾರ ಮಾರೆ, ನಾನು ಕುಂದಾಪುರದಾಗೆ ಬಿ ಆರ್ ಶಾಲೆ ಓದ್ತಿದ್ದೆ. ನಾನು 6ನೇ ಕ್ಲಾಸ್ಗೆ ಓದ್ತಿದ್ದೆ. ನನ್ನ ಹೆಸರು ವೈಭವ್ ಅಂದಿಕ್ಕೆ. ನಾನು ರಾಮ ಮತ್ತೆ ಅವನ ಅಬ್ಬಿ ಕತಿ ಹೇಳ್ತೆ ಕಾಣಿ. ಒಂದಿನ ಒಂದ್ ಊರಾಗೆ ರಾಮ ಮತ್ತೆ ಅವನ ಅಬ್ಬಿ ಇತ್ತಂಬ್ರ. ಅವನಬ್ಬಿ ಹುಷಾರಿಲ್ಲ ಅಂದ್ರೆ ಅವನಬ್ಬಿ ಹುಷಾರಿಲ್ಲ ಅಂದಿಕ್ಕೆ ರಾಮ ನಂಗೆ ಅಬ್ಬಿ ಕೆಲಸ ಮಾಡೋಕತ್ತಿಲ್ಲ, ಒಂದ್ ಬದಿ ಮನೇನು ಕಣ್ಕೊಂಡ್ ಒಂದ್ ಬದಿ ಅಬ್ಬಿನ ಕೆಲಸ ಮಾಡ. ಅದಕ್ಕೆ ಪೊನ್ನ ಒಂಬನ್ನ ಒಂದಿನ ಹಾಯ್ಕೊಂಡೆ ಕೆಲ್ಸಕ್ಕೆ. ಕೆಲ್ಸಕ್ಕೆ ಹಾಯ್ಕೊಂಡ ಪೊನ್ನ ಒಂದಿನ ಕೆಲಸ ಮಾಡ್ದ, 2 ದಿನ ಕೆಲಸ ಮಾಡ್ದ, ಕಡಿ 3ನೇ ದಿನ ಯಾರೀ ಹಳಿ ಅಜ್ಜಿ ಕೆಲಸ ಮಾಡ್ತಾರ, ನಂಗೆ ಹಳಿ ಅಜ್ಜಿ ಕೆಲಸ ಮಾಡೋಕಾತಿಲ್ಲ ಅಂದೇಳಿ ಓಡಿ ಮನೆ ಹೋದ. ಆಮೇಲೆ ಅದೊಂದು ಇತ್ತಲ್ಲ ಹಳಿಯರು ಹೇಳ್ತಾರಲ್ಲ, ಎತ್ತೆ ತೆಲಿ ಹೋತೆ ಹುಡುಕೋತೆ ಹುಡುಕೋತೆ ಅಂದ್ರೆ ಕಡಿ ಕೆಲ್ಸಕ್ಕೆ ಬಂದು ಕೆಲ್ಸ ಇಪ್ಪುದಿಲ್ಲ ಓಡಿ ಹೋದ. ಇದೇ ಕಾಣಿ ಹಳಿಯರಿ ನಾವು ಮಾಡುದು. ಒಂದಿನ ಮಾಡಿ ನಂಗೆ ಈ ಹಳಿಯವ್ರಿಗೆ ಅಜ್ಜಿ ಯಾರು ಕೆಲಸ ಮಾಡ್ತಾರೇಳಿ ಅನ್ಸುತ್ತೆ ಕಾಣಿ. ಆರ ಮಕ್ಕಳೆಲ್ಲ ನಾ ಅಜ್ಜಿ ಕಣ್ಕಂತೆ ನಂಗೆ ಅಡಿಲ್ಲ ಅಜ್ಜಿನ ಕಣ್ಕಂತೆ ಅಂತ ಹೇಳ್ತಾರೆ ಕಾಣಿ. ಇದೆ ಅದಕ್ಕೆ ಈ ಕತಿ ನೀತಿ ಅಂತಂದ್ರೆ ನಮ್ಮನ್ನ ಸಾಕಿ ಬೆಳೆಸಿದ ಅಬ್ಬಿಯ ಅಪ್ಪನಿಗೆ ಎಲ್ಲರಿಗೂ ಲೈಕ್ ಮಾಡಿ ಕಣ್ಕಂಡು ಬತ್ತಿಯಕ್ಕ ನಮಸ್ತೆ.
0: ಹಿಂಗೆ ನಮ್ಮ ಹಿಂದಿನ ನೀತಿ ಕತೆಗಳ ನಿಮಗೆ ಒಂದೊಂದು ಸುಂದರವಾದ ಪಾಠ ಕಲಿಸಿತ್ತಂತ ಅನ್ಕಂತೀವಿ. ಕತೆಗಳು ಮುಗಿದ್ರು ಅವು ಹೇಳೋ ನೀತಿ ನಮ್ಮ ಜೀವನದಲ್ಲಿ ಸದಾ ಉಳಿತು ಎಂಬ ಆಶಯದೊಂದಿಗೆ ಇಂದಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೆ. ಏಂತ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜಿ ವೈಭವ್ ಶೆಟ್ಟಿ, ಧನ್ಯವಾದ.

0: ಕಲಿನಿ ಕೋಟಿ ಭಾಷೆ, ಮಾತಾಡಿ ಒಂದ್ ಸಾವಿರ ಭಾಷೆ. ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಅಬ್ಬಿ ಭಾಷೆ.
1: ರೇಡಿಯೋ ಕುಂದಾಪ್ರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪ್ರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜೆ ವೈಭವ್ ಶೆಟ್ಟಿ. ಇವತ್ತು ನಾವು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಂಗವಾಗಿ ಪಂಜು ಗಂಗೊಳ್ಳಿ ಅವರ ಕುಂದಾಪುರ ಕನ್ನಡ ನಿಘಂಟಿಂದ ಎರಡು ಪದ ಹೆಕ್ಕಬೈಂತ. ಮೇಡಮ್, ನಿಮ್ ಹೆಸರು?
3: ಅಶ್ವಿನಿ.
2: ಅಶ್ವಿನಿ ಅವರೇ, ಅಡುಗೆ ನಿಧಾನ ಅಂದ್ರೆ ಅಂತ ಹೇಳ್ತಿರಲ್ಲ ಅವಳಿಗೆ, ಅಡುಗು ನಿಧಾನ ಇಲ್ಲ ಅಂತ ಹೇಳ್ತಿರಲ್ಲ, ಕಡ್ಬಿಡಿ ಜಾಸ್ತಿ ಅಂಬ ಹೆಂಗಂತ. ಮತ್ತೊಂದ್ ಎಂತ ಅಂದ್ರೆ ಅರ್ಲಿಕ್ಕೆ ಅಂದ್ರೆ ಅಂತ. ಅಶ್ವಿನಿ ಅವರೇ, ನಿಮ್ಗೆ ಧನ್ಯವಾದ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
4: ಕೊಡೇಶ್ವರ ಕುಂಬಾಚಿ ತೆಕ್ಕೆಟೆ ಕೋಟೆ ಸಾಲಿಗ್ರಾಮ ಸಾಸ್ತನ ಮಾಪುಗಳ ಬ್ರಹ್ಮಾವರ ಉಡ್ತಿ ಉಡ್ತಿ ಉಡ್ತಿ ಉಡ್ತಿ

0: ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ವಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇವತ್ತು ನಾವು ಕೊಂಜು ಗಂಗೊಳ್ಳಿ ಬರೆದಂತ ಕುಂದಾಪುರ ನಿಘಂಟು, ಅದರಿಂದ ಒಂದೆರಡು ಪದಗಳನ್ನ ಹೆಕ್ಕ ತಕ್ಕ ಬಂದಿತ್ತು. ಈಗ ನಾವು ಇಲ್ಲಿ ಕುಂದಾಪುರ ಜನರ ಹತ್ರ ಕೇಳ್ತಿತ್ತು ಅದ್ರ ಅರ್ಥ ಏನಂದಿಕ್ಕೆ. ಬನ್ನಿ ಅವ್ರ ಹತ್ರ ಕೇಳೋಣ. ಹಾಯ್ ಮ್ಯಾಮ್, ನಿಮ್ಮ ಹೆಸರೇನು?
1: ಬ್ರಾಹ್ಮಿ.
0: ಸಿದ್ಧ ಸಟ್ಕ ಅಂದ್ರೆ ಎಂತ ಮೇಡಮ್?
1: ಸಿದ್ಧ ಸಟ್ಕ ಅಂದ್ರೆ ಲೈಕ್ ಇದು ಅನ್ನ ಭಾಗವತಿಗೆ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ಹೇಳ್ಬೋದಲ್ಲ.
0: ಎಸ್ ಮ್ಯಾಮ್, ಸರಿ. ಇತ್ತು ಗೋಂಜಡಿ ಅಂದ್ರೆ ಎಂತ?
1: ಗೋಂಜಡಿ ಅಂದ್ರೆ ಕತ್ ನೆಕ್ಕಿದ ಹಿಂದ್ ಸೈಡ್, ಕತ್ತಿದ ಹಿಂದ್ ಭಾಗ ಕೇಳ್ತಾರೆ ಗೋಂಜಡಿ. ಅದ್ ಹೇಳ್ತಾರಲ್ಲ, ಗೋಂಜಡಿ ಮೇಲೆ ಗುದ್ದುತ್ತೆ ಹಿಂಗೆ ಅಂತ.
0: ಸರಿ ಮ್ಯಾಮ್, ಥ್ಯಾಂಕ್ ಯು.
2: ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸಾಯಿಬ್ರಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸಾಯಿಬ್ರಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸಾಯಿಬ್ರಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ಇವತ್ ನಾವು ವಿಶ್ವ ಕುಂದಾಪುರ ಕನ್ನಡದ ಸಲುವಾಯಿ ಎಲ್ಲ ಕುಂದಾಪುರದ ಜನತೆಗೆ ಕುಂದಾಪುರ ಕನ್ನಡದ ಅರ್ಥ ಕೇಂತ ಇತ್ತು. ಈ ಪದಗಳೆಲ್ಲ ಕುಂಜುಗೊಂಗೊಳ್ಳಿಯವರ ಕುಂದಾಪುರ ಕನ್ನಡ ನಿಘಂಟಿಂದ ಹೆಕ್ಕ ಬಂದದ್ದ. ನಮ್ ಜೊತೆಗಿದ್ರು ವಿಶ್ವ ಮೆಡಿಕಲ್ ನ ಓನರ್ ಆದಂತ ಹೆಸರಂತ ಚಂದ್ರಶೇಖರ್ ಹೆಗಡೆ ಅವರು. ಸರ್, ಬಾಯಿ ಕೈ ಅಂದ್ರೆ ಅಂತ ಬಾಯಿ ಕೈ, ಈಗ ಒಬ್ರಿಗೆ ಹೇಳ್ತಾರ ಅವಳಿಗೆ ಬಾಯಿ ಕೈ ಜಾಸ್ತಿ ಮಾರ್ರೆ ಅಂತಾರಲ್ಲ, ಎಂತ ಹಂಗಂದ್ರೆ
3: ಬಾಯಿ ಕೈ ಬಾಯಿ ಲೆಕ್ಕ.
2: ಮತ್ತ ಗಜ್ಮೈಕು ಅಂದ್ರೆ ಅಂತ
3: ಗಜ್ಮೈಕ್ ಅಂದ್ರೆ ಸ್ವಲ್ಪ ಆಚೀಚಿ ಮಾಡುವ ಕೆಲಸ ಇದ್ರೆ ಜಾಸ್ತಿ ಸ್ವಲ್ಪ ಆಚೀಚಿ ಮಾಡ್ತಾರಲ್ಲ, ಹಿಡಿಸಿ ಹಾಕುದು
2: ಚಂದ್ರಶೇಖರ್ ಹೆಗಡೆ ಅವರಿಗೆ ಧನ್ಯವಾದಗಳು. ಹೀಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜಿ ವೈಭವ್ ಶೆಟ್ಟಿ. ಇವತ್ತು ನಾವು ರಾಧಾ ಮೆಡಿಕಲ್ ಶಾಪ್ ಆಗಿತ್ತು, ನಮ್ಮ ಜೊತೆಗೆ ಜಯಂತ್ ಅವರಿದ್ರು. ನಾವಿವತ್ತು ಪಂಜು ಗಂಗೊಳ್ಳಿ ಅವರ ಕುಂದಾಪುರ ಕನ್ನಡ ನಿಘಂಟಿಂದ ಎರಡು ಪದ ಹೆಕ್ಕ ಬಾಯ್ತ, ಅದ್ರ ಒಂದು ಪಿಂಡಿ ಅಂದ್ರೆ ಎಂತ ಸರ್?
1: ಹುಲ್ ಪಿಂಡಿ ಎಲ್ಲ ಮಾಡ್ತಾರೆ, ಅದಕ್ಕೆ ಪಿಂಡಿ ಅಂತ ಹೇಳ್ತೀವಿ.
0: ಆಮೇಲೆ ಪಿಂಕ್ ದಾನಿ ಅಂದ್ರೆ ಎಂತ?
1: ಹಳೆಯವರು ಎಲ್ಲಿಯಾಡಕ್ಕೆ ಪಾತ್ರಕ್ಕೆ ಪಿಂಕ್ ದಾನಿ ಅಂತ ಹೇಳ್ತಾರೆ.
0: ಜಯಂತ್ ಅವರು ಥ್ಯಾಂಕ್ ಯು. ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM. ವಿಶ್ವ ಕುಂದಾಪುರ ಕನ್ನಡ ದಿನ.
2: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
3: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗರೆ, ಶ್ರೀ ಗುರುಮಾರುತಿ ಹೌಂದೇರಾಯನ ಜನಪದ ನೃತ್ಯ ತಂಡ ರಿಜಿಸ್ಟರ್ಡ್ ಪಾರಂಪಳ್ಳಿ ಸಾಲಿಗ್ರಾಮ, ಈ ತಂಡದಿಂದ ಶಿವರಾಮ ಸಂಧಿ.
4: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.
4: ಶ್ರೀಲಕ್ಷ್ಮೀ ರಾಮನ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.
4: ಉಕ್ಕಿನ ಕಂಬವನ್ನೇ ಒಡೆದು ಮುಡಿ ಬಂದ ಉಗ್ರ ಸಿಂಹಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ
4: ಗೋವಿಂದ. ಇಲ್ಲಿ ನೋಡಿದರೆ ಯಾಲಕ್ಕಿ ಕಣಜ, ಬಲದಲ್ಲಿ ನೋಡಿದರೆ ಬೆಲ್ಲ ಬಾಳೆಹಣ್ಣಿನ ಕಣಜ, ಮುಂದೆ ಕಾಣುತ್ತಿರುವ ಶ್ರೀನಿವಾಸರ ಮುತ್ತಿನ ಕಣಜಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.
4: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.

0: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ.
1: ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಗಂಟಗಳ ಪ್ರಕೃತಿಯ ಸ್ವರ. ಇವತ್ ನಾವು ಪಂಜು ಗಂಗೊಳ್ಳಿ ಅವರು ಬರೆದಂತಹ ಕುಂದಾಪುರ ಕನ್ನಡದ ನಿಘಂಟಿನಿಂದ ಒಂದೆರಡು ಪದಗಳನ್ನ ಹೆಕ್ಕ ತಕ್ಕ ಬಂದಿದ್ದ. ಆ ಪದದ ಅರ್ಥ ಏನಂತ ಹೇಳಿದ್ರೆ ಕೇಳ್ಕೊಂಬ. ಸರ್, ನಿಮ್ಮ ಹೆಸರು ಏನು?
2: ನನ್ನ ಹೆಸರು ಜಯರಾಜ್.
1: ಹುಳ್ಚೋಟಿ ನೀರು ಅಂದ್ರೆ ಎಂತ?
2: ಹುಳ್ಚೋಟಿ ತುಂಬಾ ತೆಳುವಾದಂತದ್ದು, ನೀರ್ ನೀರಾಗಿರೋ ತೆಳುವಾದಂತ ಹುಳ್ಚೋಟಿ ಅಂತ.
1: ಚಂಡಿ ಗೊಬ್ಬರ ಅಂದ್ರೆ ಏನು?
2: ಚಂಡಿ ಗೊಬ್ಬರ ಅಂದ್ರೆ ಏನಾದ್ರೂ ನೀರ್ ಬಿದ್ದು ತುಂಬಾ ಒದ್ದೆ ಆಗಿ, ಅಥವಾ ಏನಾದ್ರೂ ಕೆಸರು ಬಿದ್ದು ತುಂಬಾ ಒದ್ದೆ ಆಗಿ ಅಂತ ಚಂಡಿ ಗೊಬ್ಬರ.
1: ಥ್ಯಾಂಕ್ಸ್ ಸರ್.
3: ವಿಶ್ವ ಕುಂದಾಪುರ ಕನ್ನಡ ದಿನ.
4: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
5: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಚಿಂಪಿ ದಿನೇಶ್ ರಚನೆಯ ರಾಗ ಸಂಯೋಜನೆ ಮತ್ತು ಗಾಯನದೊಂದಿಗೆ ವತ್ಸಲ ಶಾಸ್ತ್ರಿಯವರ ಧ್ವನಿಯಲ್ಲಿ ಕುಂದಾಪುರ ಕನ್ನಡದ ಈ ಹಾಡು ಕುಂದ

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್, ನಮಸ್ಕಾರ, ನಾನು ಅನುಶ್ರೀ. ನಾವು ಕೋಟಾದ ವಿವೇಕ ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು, ಹೆಣ್ಮಕ್ಕಳು. ಕೆಂಬುವರೆಲ್ರಿಗೂ ನಾವಿಲ್ಲಿಂದಲೇ ಅಡ್ಬೀಳ್ತೋ. ಈ ಸಲ ಅಂತೂ ಮಳೆಗಿಳಿ ಎಲ್ಲ ಕಮ್ಮಿ ಆಯ್ತು. ಇನ್ನ ಸಡಿ ಒಡ್ರಲ್ಲಿತ್ತೆ ಅದೆಲ್ಲ ಹೋಯ್ರಿ. ಈಗೊಂದು ಗಮಕ ಕೆಂಬಲ. ಗಮಕ ಅಂದ್ರೆ ಎಂತ ಅಂತ ಗೊತ್ತಿತ ನಿಮ್ಗೆ? ಈಗ ಹೇಳ್ತಿ ಕೇಣಿ. ಕಾವ್ಯನ ಹಾಡ್ತಾ ಹಾಡ್ತಾ ಅದ್ರ ಅರ್ಥ ವಿವರಿಸುದು. ಇಲ್ಲೇ ರಾಗ ಲಯ ಬಹಳ ಮುಖ್ಯ ಆತ್ ಕಾಣಿ. ನಾವು ಆಯ್ಕೆ ಮಾಡ್ಕೊಂಡದ್ದ 8th class ಪಠ್ಯ ಪುಸ್ತಕನ. ಅದ್ರಗೆ ಕನಕದಾಸರು ಬರೆದ ರಾಮಧನ್ಯ ಚರಿತೆ ಅಂತ ಇತ್ತಲ್ಲ, ಅದನ್ನ ಗಮಕ ರೂಪದಲ್ಲೇ ಪ್ರಸ್ತುತ ಮಾಡ್ತ್ರು. ಲೈಕ್ ಮಾಡಿ ಕೇಂಬಕ. ವ್ಯಾಖ್ಯಾನ ಮಾಡುವರು ಸೃಷ್ಟಿ, ಸಮೀಕ್ಷಾ ಅನಘ, ಹಾಡುವವರು ಆರಭಿ.

ರಾಮದೇವ್ರ ಲಂಕೆಲಿ ಅದೇ ಅಲ್ಲಿನ ರಾಜ ಕೂಳ ರಕ್ಕಸ ರಾವಣನ್ನ ಅವನ ಬಂಧು ಬಳಗನೆಲ್ಲ ಚಟ್ನಿ ಮಾಡಿ ಮ್ಯಾಳಿ ತಿಪ್ಪಿ ಕೊಂದು ಹೆಂಡತಿ ಸೀತಮ್ಮನ ಕರ್ಕಂಡ್ ಬಪ್ಪತಿಗೆ ನಮ್ ಗೌತಮ ಋಷಿಗಳ ಗುಡ್ಸ್ಲಿಕ್ ಬಂದಿರು. ಬಂದವರನ್ನ ಉಪಚರಿಸದೆ ಇಪ್ಪುಕಾತ, ನಮ್ಮೂರಲ್ಲೇನ್ ಬೆಳಿ ಕಮ್ಮಿ ಆತ, ಸಾಕ್ ಸಾಕಂಬಷ್ಟು ಗೋಧಿ ಬೆಳಿತ್ತು, ಸಾಮೆ ಏನ್ ಕಡಿಮೆ ಇಲ್ಲ, ಎಲ್ ಕಂಡ್ರು ನವಣಿ ಜೋಳದ ರಾಶಿ ರಾಶಿ, ಹಾರಕ್ಕೂ ಇತ್ತು, ಎಲ್ ಕಂಡ್ರು ಬತ್ತತ್ತಿರಿ, ಮಧ್ಯ ಮಧ್ಯದಲ್ಲಿ ರಾಗಿ, ಹಿಂಗಾಯಿ ಅದ್ರೊಳಗೆ ಎಂತೆಲ್ಲ ಅಡ್ಗಿ ಮಾಡುಕಾತ್ತೋ ಅದನ್ನೆಲ್ಲ ಮಾಡಿರು, ಎಲ್ಲ ಸಮ ಇಳಿಸಿರು. ಎಲ್ಲ ಊಟ ಆಯ್ತಾ? ರಾಮದೇವ್ರು ಸುಮ್ನಿರ್ಕ ಬ್ಯಾಡ್ದ, ಒಂದು ಪ್ರಶ್ನೆ ಹಾಕ್ರು, ನಿಮ್ಗೆ ಯಾವ್ದ್ರ ಅಡ್ಗೆ ಖುಷಿ ಆಯ್ತು, ರುಚಿ ಇತ್ತು? ಉಂಡ ಜನಕ್ಕೆ ದೊಂಡಿ ಜೋರಮ್ರು, ಎದ್ನೋ ಬಿದ್ನೋ ಅಂತ ಎಲ್ಲ ಹಾರಿ ಒಂದೊಂದು ಧಾನ್ಯದ ಹೆಸರು ಹೇಳ್ರಿ ಕಾಣಿ. ರಾಜನ್ ತಲಿ ಚಿಟ್ಟ ಹಿಡ್ದೋಯ್ತು, ಕೈ ಮೇಲೆತ್ತಿ ಎದ್ದು ನಿಂತು ಕೂಡ್ಲೆ ಎಲ್ಲ ಗಪ್ ಚಿಪ್. ಗೌತಮರನ್ನ ಕಾ ಅಂತ ಕೇಂಡ, ನೀವೆಂತ ಹೇಳ್ತ್ರಿ?

0: ದೇವ್ರೇ, ಬೇರೆ ಕಡೆ ನಂಗೊತ್ತಿಲ್ಲ, ನಮ್ಮೂರಲ್ಲಂತೂ ರಾಗಿಯೇ ಘನದ್ದು. ಹಾಂಗಿಪ್ಪತ್ತಿಗೆ ಬೇರೆ ಎಲ್ಲ ಎಂತಕ್ಕೆ?
1: ತಡಿನಿ, ನಾ ಹಿಂಗ್ ಹೇಳ್ತೆ ಅನ್ಕ ಸಿಟ್ ಮಾಡ್ಕೋಬೇಡಿ. ಎಂತ ಹೇಳ್ರಿ, ನಮ್ಕಿಂತ ರಾಗಿಯೇ ಘನದಂದ್ರಿ ಅಲ್ಲ, ಅದು ನಾನು ಭತ್ತ. ನನ್ನಿನ್ ಮಾಡಿದ ಅನ್ನ ಪಾಯಸ ಹುಗ್ಗಿ ತಿನ್ಕಂಡ ನೀವ್ ಹಿಂಗ್ ಹೇಳುದ? ನಿಮ್ ಕಣಗಿದ್ದರ್ ಎಲ್ಲ ತಪಸ್ ಮಾಡಿ ಒಳ್ಳೇರಂತ ಅನ್ಕಂಡ ಪಕ್ಷಪಾತ ಮಾಡುದಿಲ್ಲ ಅನ್ಕಂಡಿದೆ. ಆರ್ ಈಗ ಕಂಡ್ರೆ ಹರ ಹರ ಈ ಪಾಟಿ ಸುಳ್ಳು ಹೇಳುದಾ?

ಧರ್ಮದ ಬೇರನ್ ಅರ್ದು ಕುಡ್ದವ್ರು ನೀವು, ನಿಮ್ ಗೊತ್ತಿಲ್ಲದಿಲ್ಲ ಅನ್ಕಂಡಿದ್ದೆ. ಆರ್ ಈಗ ಕಂಡ್ರೆ ಕತೆ ಪರ್ಚಾಯ್ತ್. ನಾ ಎಣ್ಸ್ಕೊಳದ್ದೆ ಒಂದ, ಈಗ ಆದ್ದೆ ಬ್ಯಾರೆ. ಹಿಂಗೆ ನಿಮ್ಮೆಲ್ಲ ಧರ್ಮ ಕೆಲ್ಸಕ್ ಬೇಕಾದ್ ನನ್ನೇ ಹಿಂಗ್ ಸಸಾರ ಮಾಡುದಾ? ನನ್ ದೊಡ್ಡಸ್ತಿಕೆ ನೀವ್ ಹಿಂಗ್ ಬೂಸ್ ಮಾಡುದಾ? ಆಯ್ಲಿ, ನಾನಂತೂ ಬ್ಯಾಡ್ದವನೆ. ಹೊಯ್ಲಿ ಬಿಡಿ, ಈ ಗೋಧಿ ಇದಿತ್, ಜೋಳ ಇದಿತ್, ನವಣಿ ಇದಿತ್, ಇದ್ಯಾವ್ದು ನಿಮ್ ಕಣ್ಣಿಗ್ ಬೀಳ್ಲ ಅಲ್ಲ? ಆ ಕಪ್ಪು ಹಪ್ಪು ರಾಗಿ ನಿಮ್ ದೊಡ್ಡವನಾದ ಅಲ್ಲ? ಏ ಕರಿ ರಾಗಿ.

ಮಾತ್ರಕ್ಕೆ ನಿನ್ ತೊಟ್ಲಿನ ಮೇಲ್ಕಟ್ಟಿ ತನ್ಕಂಡ್ ಬೀಗ್ಬೇಡ. ಏನ ನೀ ನಮ್ಮೆಲ್ಲರ್ಕಿಂತ ಉಂಚ, ನಿನ್ ಯೋಗ್ಯತೆ ಎಂತ? ನಾನ್ ಏನ್ ಅನ್ಕಂಡ್ ನಮ್ ರಾಮದೇವ್ರಿಗೆ ಲಾಯಿಕ್ ಗೊತ್ತಿತ್ ನಿನ್ ಯೋಗ್ಯತೆಗಿಷ್ಟ್ ಬೆಂಕಿ ಹಾಕ. ನೀನ್ ತುಂಬಾ ಒಳ್ಳೇನಂತ ದೇವ್ರ ಹತ್ರ ನಿಂಗ್ ಸಿಂಹಾಸನವಾ? ನೀ ಒಬ್ಬ ಹುಚ್ಚ ಗತಿಹೀನ, ನೀ ಯಾವ್ದಕ್ಕಾತ್ಯ? ನಾ ಎಂತ ಗೊತ್ತಿತ್ತಾ?

ಮಣ್ಣಿನ ದೇವ್ರು. ನಾವ್ ನಮ್ ಕಡೆ ಬಂದ್ ಬೀರಾಮ್ರಿದ್ರಲ್ಲೆ, ಅವ್ರು ಜನಿವಾರ ಹಾಕುವತ್ತಿಗೆ, ಲಾಯಕಿನ ಊಟಕ್ಕೆ, ಮಂತ್ರಾಕ್ಷತೆಗೆ, ಸೋಬಾನೆ ಹಾಡುವತಿಗೆ, ಆರ್ತಿ ಕಾಲಕ್ಕೆ, ಹೋಮ ಆಪತಿಗೆ, ಕಡಿಗೆ ಅರ್ಮನೆಗ್ ನಮ್ ರಾಮದೇವ್ರ ಗರ್ಜಿ ನೈವೇದ್ಯ ಕಾಪನು ನಾನೇ. ಎಲ್ಲಾದ್ರೂ ಒಂದ್ ತಾವ್ ನಿನ್ ಹಪ್ಪು ಮುಖ ತೋರ್ತಾ ಹೇಳ, ಸೊಡ್ಡ ಬಾಡಿ ಕಪ್ಪಾದ್ಯಾಕಾ.

ದಾಯ್ತಾ, ಈಗ ಬಿಡಿಸ್ತೇಕ ನಿನ್ ಇರಿಸ್ತಿಕೇನ? ನಿನ್ ಯೋಗ್ಯತೆ ನಂಗ್ ಗೊತ್ತಿಲ್ಲನ? 10 ದಿವಸ ನಿನ್ನ ಗಾಳಿಗಿಟ್ರೆ ಹುಳ ಕುಟ್ಟಿ ಮನಿ ನಿಂದ ಫಸ್ಟ್ ನಿಂತಾಕತ್. ದುಡ್ಡಿದ್ದವ್ರನ್ ಕಂಡ್ರೆ ಅವ್ರ ಹಿಂದೆ ಓಡ್ತೆ, ಬಡವ್ರನ್ ಕಂಡ್ರೆ ಅವ್ರನ್ ಮುಟ್ಟಿ ಮೂಸುದಿಲ್ಲೆ. ಹಸಿ ಬಾಣಂತಿಗೆ ಕಾಯಿಲೆ ಬಿದ್ದರಿಗೆ ನಿನ್ನ ಕಂಡ್ರೆ ಆತಿಲ್ಲೆ. ಹೆಣದ್ ಬಾಯಿಗ್ ಹಾಕುದ್ ನಿನ್ನನ್ನೇ ಅಲ್ದನ? ಇಷ್ಟಲ್ಲ ಈ ಪತಿಗೆ ನೀನಿದ್ದ ಎಂತ ಆಯ್ಕ? ನೀನ್ ಬರೀ ಕೊಳಕ, ಇಷ್ಟ ಅಲ್ದನ? ಬಿಡಿಸ್ತೇಕ ನಿನ್ ನೀರಿಸ್ತಿಕೇನಾ?

0: ಭಂಗ. ಜನ ಹಸುವೋ ಹಸುವೋ ಅನ್ಕಂಡ ಬೊಬ್ಬೆ ಹತ್ತಿ ಪತಿಗೆ ಅವ್ರ ತುತ್ತಿಗ್ ಬಪ್ಪವ ನಾನ್ ರಾಗಿ. ಅಷ್ಟೊತ್ತಿಗೆ ಹೇಳುಕೆ ನಿನ್ ಹೆಸ್ರೇ ಇಲ್ಲ. ಏ ಆಗ ನೀನ್ ಮಾತ್ರ ಅಲ್ದ, ನಿನ್ ಬರ್ಗ ಅಂದ್ಯಲ್ಲ ಆ ಜೋಳ ನವಣಿ ಗೋಧಿ ಯಾರು ಕಾಂಬುಕಿಲ್ಲೆ. ಹಾಂಗಿ ಪತಿಗೆ ನೀವೆಲ್ಲ ನಂಗೆ ಸಾಟ್ಯ ಸಾಕ, ಇನ್ನಾರು ಬಾಯಿ ಮುಚ್ಚುತ್ತ.
1: ಹಿಂಗೆ ರಾಗಿ ಮತ್ತೆ ಭತ್ತದ ಮಧ್ಯೆ ಬಾರಿ ಮಾತಿನ ಹೊಯ್ಕೈ ಆ ಪತಿಗೆ ದೇವ್ರ ಹೇಳ್ರ.
2: ಪರ

0: ತಾವೇ ಹೆಚ್ಚಿನರ್ ಅಂತ ಜಗಳ ಇದ್ದದ್ದು ಭತ್ತ ಮತ್ತೆ ರಾಗಿ ಮಧ್ಯೆ. ಅದಕ್ಕೆ ಅವರಿಬ್ರನ್ನ 6 ತಿಂಗಳ ಸೆರೆಲ್ ಹಾಕಿ ಈಗ ತಂಗೆ ಅಯೋಧ್ಯೆಗೆ ಹೋಪುಕಿತ್ತಂತ ಹೋಯೇ ಬಿಟ್ರು. ಕಡಿಗೆಂತ ಇದ್ ಗೊತ್ತಾ, 6 ತಿಂಗಳ ಸೆರೆ ಆಯಿ ಹೊರಬಪ್ಪತಿಗೆ ಭತ್ತ ಜೊಳ್ಳ ಇತ್ತು, ರಾಗಿ ಇದ್ದ ಹಾಂಗೆ ಇತ್ತು. ಈಗ ಹೇಳಿಕಾಂಬ ಯಾರ ಮೇಲ?
1: ಈಗ ಗೊತ್ತಾಯ್ತಲ್ಲ ಗಮಕ ಅಂದ್ರೆ ಎಂತ ಅಂತ. ಮುಂದಿನ ಕಾರ್ಯಕ್ರಮಕ್ಕೆ ಹೋಪಲ್ಲ. ಮನಸ್ಸಿನ ಭಾವನೆಗಳ, ಕಲ್ಪನೆಗಳ, ಅನುಭವಗಳ, ಆಲೋಚನೆಗಳ ಸುಂದರವಾದ ಪದಗಳಲ್ಲಿ ಲಯಬದ್ಧವಾಗಿ ರಾಗ ಪೂರ್ಣವಾಗಿ ವ್ಯಕ್ತಪಡಿಸುವುದನ್ನೇ ಕವಿತೆ ಅಂತ ಹೇಳ್ತ್ರಮ್ರ. ಈ ಚಿರಪಟಿ ಮಳಿ ಬಪ್ಪತಿಗೆ ಚಕ್ಲಿ, ಗೆಣ್ಗಿನ ಹಪ್ಪಳ, ಸುಟ್ಟದ ಗಾಯ್ ಬೀಜ, ದಾನಿ ತಿಂತ ಕವಿತೆ ಕೆಂಬಕ. ಹಾ, ಕವಿತೆ ಓದುವರ ಇಂಚರ ಮತ್ ಸೃಷ್ಟಿ.
2: ಬಂತ್ ಬಂತ್ ಮಳಿ ಎತ್ತ ಕಂಡ್ರು ಹಳ್ಳ ಹೊಳಿ, ಬಂತ್ ಬಂತ್ ಮಳಿ ಎತ್ತ ಕಂಡ್ರು ಹಳ್ಳ ಹೊಳಿ, ಗೆದ್ಯಂಗೆ ಹೋರಿದೆ ದರ್ಬಾರ್ ಮಳೆರಾಯ ನಮ್ ಪಾಲಿಗ್ ದೇವ್ರ, ಎಲ್ಲಾ ಬದಿಯಂಗೂ ಬೋಗರ್ಕ ಮಳಿ, ಈ ಮಳಿಗೆ ಕೆಪ್ಪಿ ಹಾಕಿದೆ ವಾದ್ಯ ಕೇಣಿ, ಕಾಮ್ಕೆಶ್ ಚಂದ ನಮ್ಮೂರ್ ಕಾಣಿ, ಈ ಮಳಿಗೆ ಕೆಪ್ಪಿ ಹಾಕಿದೆ ವಾದ್ಯ ಕೇಣಿ, ಕಾಮ್ಕೆಶ್ ಚಂದ ನಮ್ಮೂರ್ ಕಾಣಿ.
3: ಮಳಿ ಇಲ್ಲ ಮಳಿ ಇಲ್ಲ ಅನ್ಕಂಡ್ ಈ ಸಲ ಒಂದ್ ರಜಿ ಕೊಡ್ದಿಲ್ಲ ಎಣ್ಸ್ಕಂಡ್ ಅಂತೂ ಇಂತೂ ಮಳಿಯೂ ಬಂದ್ ಶಾಲೆಗೊಂದ್ ರಜಿಯೂ ಸಿಕ್ತು. ಒಂದ್ ಬದೆಗೆ ಎಲ್ಲಾ ಬದಿ ಬೊಳಕ ಹಾರೆ, ಮತ್ತೊಂದ್ ಬದೆಗೆ ಬಿಸ್ಲು ಜೋರೆ, ಅಂತೂ ಇಂತೂ ಮಳಿ ಕತಿಯೊಳಗೆ ನಟ್ಟಿ ಮಾಡ್ದವ್ರ ಯತಿಯೊಳಗೆ. ವೈನಾಡಗೆ ಗುಡ್ಡ ಕುಸ್ತು ಬಿದ್ರೆ ನಮ್ ಬದೆಗೆ ನೆಲ ಚಂಡಿಯೂ ಇಲ್ಲ, ಒಂದ್ಸಲ ಮಳಿ ಬಂದ್ರೆ ಇನ್ನೊಂದ್ಸಲ ನೀರಿನ ಪಸಿಯೂ ತೋರುದಿಲ್ಲ. ಅದ್ರೊಳಗೂ ನಮ್ಮನಿ ಬೆಕ್ಕ ಒಂದು ಒಲಿಯೊಳಗಿದ್ರೆ ಮತ್ತೊಂದ ಹಸಿಯೊಳಗಿರತ್. ಪಾಪ ಅದ್ರ ಕಷ್ಟ ಯಾರ್ ಕೇಂತ್ರೆ? ಆರು ಒಂದ್ ವಿಚಾರ ಇತ್ತು ಕೇಣಿ, ಹಿಂಗೆಲ್ಲ ಆಪುದ್ ಎಂತಕ್ಕೆ? ಯೋಚನೆ ಮಾಡ್ಕಲ್ದ ಉಂಡ ತಿಂದ ಗೆಂಡಿ ಪುತ್ತುಳಿ ಆಪುದ್ ಬೇಡ, ಚೂರ್ ಯೋಚನೆ ಮಾಡುವ ಅಕ್ಕ.
1: ಎಷ್ಟ್ ಚಂದ ಇದ್ದಿತ್ತಲ್ಲ ಕವಿತೆ, ಅದೆಲ್ಲ ಬಿಡಿ. ಅಬ್ಬಿ ಅಂದ್ಕೊಳ್ಳೆ ನಂಗೊಂದ್ ಕವನ ನೆನ್ಪತ್ ಕಾಣಿ. ಅಮ್ಮ ಅಂದರೆ ಅಕ್ಷಯ ದೀಪ, ಕತ್ತಲೆಯಲ್ಲಿ ಬೆಳಕಿನ ರೂಪ. ಅಮ್ಮ ಅಂದರೆ ಮಮತೆಯ ಸಾಗರ, ಜೀವನದಲ್ಲಿ ಪ್ರೀತಿಯ ಆಧಾರ. ಎಷ್ಟ್ ಲೈಕ್ ಇತ್ತಲ್ಲ. ಅಬ್ಬಿ ಬಗ್ಗೆ ಮಾತಾಡಕ್ ಹೊರೆ ಎಷ್ಟು ಮಾತಾಡ್ಲಕ್ಕ. ನಾನ ಇಷ್ಟೆಲ್ಲ ಎಂತಕ್ ಹೇಳದಂದ್ರೆ ಅಬ್ಬಿ ಬಗ್ಗೆ ಒಂದ್ ಸಣ್ಣ ಪ್ರಹಸನ ನನ್ ಸ್ನೇಹಿತರೇ ಬರ್ದಿರಮ್ರ, ಅದನ್ನೀಗ ಕೇಳ್ಕಬಪ್ಪಾಕ. ಸಹನ, ರಿಷಿಕಾ, ಆರಬಿ ಇವರೆಲ್ಲ ಇದ್ರ.
4: ಮಗ ಬೇಗ ಎದ್ ಮುಖ ತಳ್ಕಂಡ್ ಬಾ, ನಿಂಗಿಷ್ಟ ತಿಂಡಿ ಮಾಡಿದೆ, ಏಳ್ ಬತ್ಲಿಗ್ ಹೋಯ್ ಬಾ.
0: ನಿನ್ ತಿಂಡಿ ತಕೊಂಡ್ ಹೋಯ್ ಆ ನಾಯಿಗ್ ಹಾಕು, ನಂಗೇನ್ ಬೇಡ, ದಾರಿ ಬಿಡು, ನಾ ಹೋಯ್ ಮುಖ ತೊಳ್ಕೊಂಡ್ ಶಾಲಿಗ್ ಹೋತಿ.
4: ಹೊಯ್ಲಕ್ ಮಗ, ಈಗ ಎರಡೆರಡ್ ತಳಿ ದೋಸೆ ತಿನ್ಕೊಂಡಾರು ಹೋಗ್ ಮಗ.
0: ನಂಗೆ ಹೊಸ ಲಂಗ ಬೇಕಂದ್ರೆ ದುಡ್ಡಿಲ್ಲ ಅಂತೆ, ಅಪ್ಪನಿಗೆ ಕುಡುಕೇನ್ರೆ ಡಬ್ಬಿಯೆಲ್ಲಾ ಹುಡುಕಿ ಕೊಡ್ತೆ. ನನ್ ಕಂಡ್ರೆ ನಿಂಗ್ ಒಂದ್ ಚೂರು ಪಿರುತಿಲ್ಲ, ಎಂತಾರು ಮಾಡ್ಕೋ ಹೋಗಚ್ಚೆ.
4: ಅಯ್ಯೋ ಮಗ, ಹಸ್ಕಂಡೆ ಹೋದ್ಯ, ಈ ದೋಸೆನ್ ನಂಗಾರು ಸೇರುತ್ತ? ಅಯ್ಯೋ ದೇವ್ರೆ, ನನ್ ಗಿರಾಚಾರ್ವೆ.
0: ನಾ ಶಾಲೆ ಹೋಯ್ ಬತ್ತಿ.
5: ನಮಸ್ತೆ ಟೀಚರ್.
6: ಇವತ್ತು ಯಾರೆಲ್ಲ ಬಂದಿದ್ದೀರಾ?
5: ಎಲ್ಲರೂ ಬಂದಿದ್ದೀವಿ ಟೀಚರ್.
6: ಹಾ, ಎಲ್ರು ಬಂದಿದ್ದೀರಾ, ಸರಿ. ಇವತ್ತಿನ ಕನ್ನಡ ಪಾಠ ಏನ್ ಗೊತ್ತಾ? ಅಮ್ಮ. ನಿಮ್ಮೆಲ್ರಿಗೂ ಗೊತ್ತು ಅಮ್ಮನ ಬಗ್ಗೆ, ನಮ್ಮ ಎಲ್ಲಾ ಕನ್ನಡದ ಕವಿಗಳು ಅಮ್ಮನ ಗುಣಗಾನ ಮಾಡಿದವ್ರೆ. ನಮ್ಮ ಡಾಕ್ಟರ್ ಕಾರಂತರು ಕೂಡ ಅಮ್ಮನ ಬಗ್ಗೆ ಎಂತಹ ಅಮ್ಮನ ಪಡೆದನ ಅಂತ ಪದ್ಯ ಬರೆದ್ರೆ ಒಂದು ಸಿನಿಮಾದಲ್ಲಿ. ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಅಂತ ಬಂದಿದೆ. ಮತ್ತೊಂದರಲ್ಲಿ, ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಆಡಲೆಂದು ಬಂದೆ ನಾನು ಅಂತಾನು ಹಾಡಿದೆ. ಹಾಗೆಯೇ ಈ ಲೋಕದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದ್ರೆ ಕೆಟ್ಟ ತಾಯಂದ್ರೂ ಇಲ್ಲ ಅಂತ ಹೇಳ್ತಾರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಅಂತ ಆಕೆಯ ಪ್ರೀತಿಯ ಬಗ್ಗೆ ಹೇಳಿದ್ದಾರೆ. ಛತ್ರಪತಿ ಶಿವಾಜಿಯನ್ನ ರಾಷ್ಟ್ರಭಕ್ತನನ್ನಾಗಿ ಮಾಡಿದ್ದು ಅವನ ತಾಯಿ ಜೀಜಾಬಾಯಿ. ಇಷ್ಟೆಲ್ಲ ಕೇಳಿದ್ರಲ್ಲ, ಹಾಗಾದ್ರೆ ನಾಳೆ ಬರುವಾಗ ನಿಮ್ಮ ಅಮ್ಮನ ಬಗ್ಗೆ ಬರ್ಕೊಂಡ್ ಬರ್ತೀರಾ?
5: ಆಯ್ತು ಟೀಚರ್.
0: ಅಂತಹ ಅಮ್ಮ ನನ್ನಮ್ಮನು ಹೌದು. ಬೆಳಗ್ಗೆ ಕೋಳಿ ಕೂಗುವತಿಗೆ ಎದ್ದ ದುಡುಕೆ ಶುರು ಮಾಡಿದ್ರೆ ರಾತ್ರಾಳಿ ಎಷ್ಟೊತ್ತಿಗೆ ಮನ್ಕೊಂಡ್ಲೋ ಗೊತ್ತಿಲ್ಲ. ಒಂದ್ ಬದಿಲ್ ಅಪ್ಪ ಹಂಗೆ, ಹೀಗಿ ಪತಿ ನಾನ್ ನನ್ ಲಂಗಕ್ಕಾಯ್ ಅಮ್ಮನ್ ಕೈಲ್ ಜಗಳ ಆಡೋದ್ ಸಮ ಅಲ್ಲ. ಟೀಚರ್ ಪಾಠ ನಂಗ ಬುದ್ಧಿ ಕಲ್ಸ್. ಈಗ ಮನೆಗ್ ಹೋಯ್ ಅಮ್ಮನ್ ಮಟ್ಟಿ ಮೇಲ್ ಮನ್ಕಂಡ್ ಸಮ ಮರ್ಕಿ ತಪ್ಪಾಯ್ತಮ್ಮ ಅಂತ ಬೇಡ್ಕಂಡ್.
1: ನಮ್ಮೂರಿನ ಜನ ಮಾತಾಡಕ್ ಶುರು ಮಾಡ್ರೆ ಒಂದ್ರ ಹಿಂದು ಒಂದ್ ಗಾದಿ ಮಾತೆ ಬತ್ತ. ಈ ಗಾದಿ ಕಾಮುಕಿ ಸಣ್ಣದಿತ್ತ, ಆದ್ರೆ ಅದ್ರ ಒಳಗೆ ಹೋಯ್ ಕಂಡ್ರೆ ಹೇಳುಕ್ ಮಸ್ತಿತ್ ಕಾಣೆ. ನಮ್ ಪ್ರತೀಕ್ಷಾ ಅವಳ ಅಜ್ಜಿ ಹತ್ರ ಹೋಯ್ ಒಂದಷ್ಟು ಗಾದೆ ಮಾತು ತಕ ಬಂದಿದಳ. ಗಾದಿನ ಒಟ್ ರಾಶಿ ಹಾಕ್ರೆ ಅರ್ಥ ಇಲ್ಲ, ಆರೆ ಒಟ್ ರಾಶಿ ಮಾಡ್ರೆ ಅದಕ್ ಮಸ್ತ್ ಅರ್ಥ ಇತ್ತು. ಈಗ ಕೇಂಬಾಲ,
7: ಹೆಣ ಹೊರುವವನಿಗೆ ಹಿಂದಾರೇನು ಮುಂದಾರೇನು, ಹುಣ್ಣಿಪ್ಪುವವನಿಂದ್ಲೂ ಹೊನ್ನಿಪ್ಪುವವನಿಂದ್ಲೂ ದೂರ ಇರ್ಕ. ಹೊಡ್ಗಿಗೊಂದ ಮೆಣಸಿನ ಚೊಟ್ಟ ಐಕಂಡ ಹೊಡ್ಗೆಲ್ಲಾ ನಂದೆ ಅಂದ್ರು. ಹೆಡ್ಡ ಸಿಕ್ರೆ ಹೆಡ್ಗಿಲ್ ನೀರ್ ಹೊಸ್ತ್ರು, ಹುಟ್ಟು ಗುಣ ಸುಟ್ರು ಹೋತಿಲ್ಲೆ. ಹಗೆಯವನ್ ಮುಂದಾರು ಇರ್ಲಕ್ಕ ಒಗೆಯವನ್ ಮುಂದಿಪ್ಪು ಕೆಡ್ಯ. ಹುಟ್ಟ ಅಂತಮ್ಮ ಬೆಳಿತ ದಾಯಾದಿಗಳು, ಸಾಯುಗಳಿಗೆ ತಪ್ಪರು ನೋಯುಗಳಿಗೆ ತಪ್ಪುದಿಲ್ಲೆ. ಸೆಟ್ಟಿ ಎಂತ ಮಾಡ್ತಾ ಅಳಿತಾ ಸುರಿತ, ಸೊಕ್ಕಿದ್ ಒಕ್ಕತ್ತ ಒಕ್ಕಿದ್ ಒಲಿ ಹಾರತ್ತ. ಮಾಯಿ ಒಡದ್ ಮಡ್ಕಿಗೆ ಬೆಲಿ ಇಲ್ಲ, ಮೂರು ಬಿಟ್ಟವ ಊರಿಗ್ ದೊಡ್ಡವ. ಮಾತು ಮನಿ ಹಾಳು ತೂತು ಒಲಿ ಹಾಳು.
1: ನಾ ಸುರುಗೆ ಹೇಳ್ದೆ ಕಾಣಿ, ಎಲ್ಲ ಮಳಿಯೂ ಕೈ ಕೊಟ್ಟಿತ್ತ. ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ ಎಲ್ಲ ಪುಸ್ಸಾಯ್ತು, ಆದ್ರೂ ಪುನಃ ಸುರು ಆಯ್ತಪ್ಪ. ಇದ್ಕಲ್ಲ ಕಾರಣ ಯಾರ್ ಗೊತ್ತಿತ್ತ? ಮತ್ಯಾರು ಅಲ್ಲ, ನಾವೇ. ಈ ಇಡೀ ಪರಿಸರನೇ ಹಾಳ್ ಮಾಡಿ ಬೆಚ್ಚಿತ್ತ. ಮರಗಿಡ ಕಂಡ್ರೆ ಸಾಕು, ಕಡ್ದೆ ಹಾಕುದೆ ಮಾರುದೆ, ಕಡ್ದು ಕಡ್ದೆ ಹಿಂಗಾದ್ ಕಾಣಿ. ನಾವೆಲ್ಲ ಕಿರಿಯರು, ನಾವ್ ನಿಮ್ಗೆಲ್ಲ ಹೇಳುಕಾಗ. ಆದ್ರೂ ಒಂದ್ ಹೇಳುದು ಈ ಹಾಡಿನ ಮೂಲಕ. ಇದನ್ನ ಬರ್ದರ ಸುಪ್ರೀತ ಪುರಾಣಿಕ, ಹಾಡುವವರ ಶ್ರಾವ್ಯ, ಅವನಿ, ಸುಪ್ರೀತ, ಶರಣ್ಯ, ಧನುಶ್ರೀ.

0: ಹಾಡಿಗೆ 12 ಕಬ್ರ. ಆ ಯೋಚನೆ ಬಿಟ್ಟಾಕಿ, ನಮ್ ಕುಂದಾಪುರ ಕನ್ನಡ ಭಾಷೆ ಎಷ್ಟ್ ಚಂದವೋ, ನಮ್ಮೂರ್ ಜನದ ಬದುಕು ಅಷ್ಟೇ ಲಾಯ್ಕಿತ್ ಕಾಣೆ. ಇದೊಂದ್ ಭಾಷೆಯಲ್ಲ ಬದುಕು, ಜಾತಿಯಲ್ಲ ಜನಾಂಗ. ಇಷ್ಟ ತಮ್ ಕಾರ್ಯಕ್ರಮ ಕೇಳ್ರಿ ಅಲ್ಲ, ಲಾಯ್ಕಿತ್ತಲ್ಲ. ಹಂಗಾರೆ ನಾವೇನ್ ಬತ್ತೋಕ?
1: ವಿಶ್ವ ಕುಂದಾಪುರ ಕನ್ನಡ ದಿನ.
2: ಹಾಯ್, ನಮಸ್ಕಾರ, ನಾನ್ ನಿಮ್ಮ ಲಿಖಿತಾ ಶೆಟ್ಟಿ ಬೂದಾಡಿ. ಎಲ್ಲರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತೆ ಆಷಾಢಿ ಅಮಾಸ್ಯ ಶುಭಾಶಯಗಳು. ನೀವು ಕಲುಕೆ 1000 ಭಾಷೆ ಬೇಕಾದ್ ಕಲಿನಿ, ಆದ್ರೆ ಮನಿ ಹೋಗ್ರ ಮೇಲೆ ಸಪ್ಪ ಹಾಜ್ಯ ಬಂತಂದಲ್ಲಿ ಮನಿ ಮನ್ಸರ ಕೆಲ ಕುಂದಾಪುರ ಕನ್ನಡವೇ ಮಾತಾಡಿ. ಎಂತಕಂದ್ರೆ ನಮ್ ಕುಂದಾಪುರ ಕನ್ನಡ ಭಾಷೆ ಅಲ್ಲ ಬದುಕೆ. ನೀವ್ ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
4: ಹಾಯ್, ನಮಸ್ಕಾರ, ನಾನು ಸಂದೀಪ್ ಶೆಟ್ಟಿ ಆಗಿದ್ದೆ. ಒಂದು ಸಣ್ಣ ಕೈ ಕೋಚ್ ಮಾಡೋಕೆ ಹೋಗಿದೆ ಕುಂದಾಪುರ ಕನ್ನಡದಾಗೆ. ಗಂಡ ಹಡಿಗಂಡ್ ಅಂತೇಳಿ ಒಂದು ಆಲ್ಬಮ್ ಸಾಂಗ್, ಎಲ್ಲರೂ ಕೇಳಿ ಎಂಜಾಯ್ ಮಾಡಿ.

ಇವಳೆ ಇವಳೆ ನಿನ್ನ ಹೊಸರು ಹಂಬಲ್ ಹೋಯ್ ನಾನು ಇವಳೆ ಇವಳೆ ಅಂದದ್ದಲ್ಲ, ನಿನ್ನ ಹೊಸರು ಹೇಳಿ ಕರು ನಾಚಿಕೆ ಆಯ್ತು ಅದಕ್ಕೆ. ಹಾಗ ಜಂಗಿನ ಮೇಲಿದ್ ಮ್ಯಾಳಿ ನಿಂದೆ ಅಲ್ಲ ಮಾರೈತಿ, ಒಂಚೂರು ತಿರ್ಸಿ ಕಾಂಬಿಲ ಆಗಳಿನ ತೊಟ್ಟು ಕರೀತ್ನಲ್ಲ ನಾನು. ಈಗ ನಂಗೆ ಹೊಸೂರಿಂದ ಎಷ್ಟು ಹೆಣ್ಗಳು ಹುಂಡಿ ಬಂದರು, ನಾನು ಅಪ್ಪನ ಹತ್ರ ಬ್ಯಾಡ ಬ್ಯಾಡ ಅಂದು ಯಾರನ್ನೂ ಒಪ್ಪಲ್ಲ. ಯಾಕೆ ಗೊಯ್ತ ನಿಂಗೆ, ನೀನೇ ಐಕೊಂದೇಳಿ

ಹೆಂಗೆ ಗೊತ್ತಾಯ್ತು? ಎಲ್ಲ ಹೆಣ್ಗಳಿಗೂ ಮದಿ ಯಾರ ಮೇಲೆ ಗಣ್ಣೊಟ್ಟಿ ಪರವ್ರಂಗೆ ಇರ್ಕಂಬಂಗಿರೋದು. ನಿಂಗೂ ಹಾಂಗೆ ಕಾಣ್ತಲ್ದ? ಆದ್ರೆ ನಾನು ಊರ್ ಮನೆಗೆ ಇಪ್ಪನಂದೇಳಿ ನೀನೀ ನಮ್ಮ ಮನೆ ಸಾಧನೆ ಮಾಡೋದಾ? ನಾನೀಗ ಮೊದಲ್ನ ಕಾಣಂಗ್ ಗಜಲ್ ಪೊಣಕೆಲ್ಲ ಬಿಟ್ಟಿದ್ದಿ ಮಾರೈತಿ.

0: ಆ ಬದಿ ಉತ್ತರ ಕನ್ನಡ, ಈ ಬದಿ ದಕ್ಷಿಣ ಕನ್ನಡ, ಮಧ್ಯ ನಮ್ ಕೊಂಗಾಟದ ಕುಂದಾಪುರ ಕನ್ನಡ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗರೆ, ವಿಶ್ವ ಕುಂದಾಪುರ ಕನ್ನಡ ದಿನದಂದು ಪ್ರಸಿದ್ಧ ಕುಂದಾಪುರ ಕನ್ನಡ ಗಾದೆಗಳನ್ನೆಲ್ಲ ಒಟ್ಟು ಮಾಡ್ಕೊಂಡು ಬಂದಿರೋ ನಮ್ಮ ನರೇಂದ್ರ ಮಾಸ್ಟರ್ ಮತ್ತೆ ಸತೀಶ್ ಮಾಸ್ಟರ್, ಇವರಿಬ್ರ ಎಷ್ಟಪ್ಪ ಗಾದಿನ ಹೆಂಗೆ ಹೇಳ್ತ್ರಂತ ಕೇಂಬ, ಹಾಗೆ ನಿಮಗೂ ಒಂದು ಕೆಲಸ ಇತ್ತ, ಅವರು ಒಟ್ಟು ಎಷ್ಟು ಗಾದೆಗಳನ್ನ ಹೇಳ್ರಂತ ಲೆಕ್ಕ ಮಾಡಿ ನೀವು ನಮ್ಮ ರೇಡಿಯೋ ಕುಂದಾಪುರದ ವಾಟ್ಸ್ಆ್ಯಪ್ ನಂಬರ್ಗೆ ಮೆಸೇಜ್ ಮಾಡ್ಕ. ಆ ನಂಬರ್ ನಿಮ್ಮ ರೇಡಿಯೋ ಕುಂದಾಪುರ ಆಪ್ನಲ್ಲೇ ಇತ್ತು, ಅಲ್ಲೇ ನೀವೊಂದು ಮೆಸೇಜ್ ಹಾಕ್ರಿ. ಹಂಗ ತಡ ಮಾಡೋದಕ್ಕೆ ಬನ್ನಿ ಕೇಂಬ ಕುಂದಾಪುರ ಕನ್ನಡದ ಗಾದೆಗಳನ್ನ.
3: ಓಹೋ ಬುದಣ್ಣ, ನಮ್ಮನೆಂಗ ಇವತ್ತ ಅಂಗಡಿ ಅಕ್ಕಿ ಬಂಗಡಿ ಮೀನ್ ಸಮಾ ಎರಡ್ ಕಂಸಿ ಉಂಡಿ, ನಿಂದು ಉಂಡಾಯ್ತನ?
4: ನನ್ನ ಯಾರ ಕೇಂತ್ರ, ರಾತ್ರಿ ಸತ್ರೆ ದೀಪಕ್ಕೆ ಎಣ್ಣೆ ಇಲ್ಲ, ಹಗಲು ಸತ್ರೆ ಕೂಳಿಗೆ ಅಕ್ಕಿ ಇಲ್ಲ, ಚಿಪ್ಪಡ್ ಕಿತ್ರೆ ಕರ್ಲ್ ಹೆರ್ಗ್ ಬತ್ತ, ನಿಂಗೇನ ದಾಡಿ, ಉಂಡ ತಿಂದ ಗೆಂಡಿ ರೋಗ.
3: ಅಲ್ಲ ಮಾರಯ್ಯ, ಉಂಡಾಯ್ತ ಕೇಂದ್ರೆ ಮುಂಡಸ್ ಮೂವತ್ ಮಳ ಅಂತೀಯಲ್ಲ, ನಾನೇನ ಅರ್ಸ್ನ ಮಗನ ಕಿಸೆಂಗ್ ಕಾಣ, ಈಗ ಕಿಸೆಂಗೆ ಹಾವು ಮನಿ ಕಂಡಿತ್. ಆಯ್ಲಿ ಆಯ್ಲಿ, ಹೇಳುವಂಗ ಒಂದ್ ಕಾಲ, ಕೇಳುವರಿಗ ಒಂದ್ ಕಾಲ ಅಂತಂಬ್ರ, ಮುಂದ್ವರ್ಸ ಮುಂದ್ವರ್ಸ ಎಂತ ಮಾಡೋಕಿಲ್ಲ.
4: ಅಲ್ಲ ಮಾರಯ್ಯ, ನಿಮ್ಗೆಲ್ಲ ಮಂಡಿಗೆ ಎಣ್ಣೆ ಇಲ್ದಿರ ಮುಂಡಕ್ಕಿಗೆ ಎಣ್ಣೆ ಬೇಕು ಅಲ್ದ, ಹಾಸಿಗೆ ಇದ್ದಷ್ಟ ಕಾಲ್ ಚಾಚುಕೆ ಆತಿಲ್ಯ. ನಂದೂರಾಯನ್ ದರ್ಬಾರ ನರಿ ನಾಯಿ ತಿಂತಮ್ರ, ಅಲ್ಪನಿಗೆ ಅರಮನೆ ಆಸಿ, ಹಾಂಗಾಯ್ತು ನಿಮ್ ಸ್ಥಿತಿ ಕಾಣಿ.
3: ನಿಂಗೆ ಕಲ್ತದ್ ಹೆಚ್ಚಾಯ್ತು ಕಾಣ, ಕಲ್ತದ್ ಹೆಚ್ಚಾಯ್ತು ಕಾಲ್ ಮೇಲಾಯ್ತು. ಈಗಣ ಒಂದ್ ಮಾತಿತ್ತು ಕಾಣ, ನಟ್ ಪೈರ್ ಕಾಣದಿರ್ ಹೋಯ್ತಮ್ರ, ಅಟ್ ಒಲಿ ಉರಿದಿರ್ ಹೋಯ್ತಮ್ರ, ಅಂದಂಗೆ ಅವಂಗೆ ಸಾಲ ಕೊಟ್ಟಿದ್ಯಲ್ಲ ಮಾರಯ್ಯ, ಕೊಟ್ಟವ ಕೋಡಂಗಿ ತಕಂಡ ನೀರ್ ಭದ್ರ, ನಿನ್ ಕತಿ ಇದೇ ಆಯ್ತು ಕಣ. ಅಲ್ಲ ಮಾರಯ್ಯ, ಅವ ಮರ್ಯಾದಿ ಬಿಟ್ಟನ್, ಊರಿಗ್ ದೊಡ್ಡನ್, ಹುಳಿಯಂಗೂ ಇದ್ದ ಪಳದ್ಯಂಗೂ ಇದ್ದ, ಅವನ್ ಸಾಹಸ ಮಾಡುದನ ನೀನ, ಅವನ್ ಸಾಹಸ ಮಾಡ್ದರ ಯಾರು ಉದ್ದಾರ ಇರನ? ಅವ ಅದು ಮನೆಯಂಗೂ ನುಗ್ಗಿ, ಇದ್ದು ಮನೆಯಂಗೂ ನುಗ್ಗಿ. ಇಲ್ ಕಾಣ, ಹೆಕ್ಕತಿಮ್ ಮಗನಿಗೆ ನೆತ್ತಿ ಮೇಲೆ ಬೊಟ್ಟ ಅಂದಂಗೆ ಅವ ಸಾಲ ವಾಪಸ್ ಕೊಡ್ತ ಅಂದೇಳಿ, ನಿನ್ ರಾತ್ರಿ ಕಂಡ ಬಾಮಿಗೆ ಹಗ್ಲು ಬಿದ್ದಂಗ ಆಯ್ತು ಮಾರ, ನಿಂಗೆ ಕಾಲಿ ಚಂಬೆ ಗತಿ.
4: ಅಲ್ಲ ಮಾರಯ್ಯ, ಶನಿ ಶನಿ ಎಲ್ಲಿ ಹೋತೆ ಅಂದ್ರೆ ಬಡವನ ತಲೆ ಓಡಕ್ಕೆ ಹೋತೆ ಹೇಳ್ದಂಗೆ ಆ ಶನಿ ಹಿಡ್ದವನು ನಂಗೆ ಗಂಟು ಬಿಳ್ಕ, ಬಾಯಿಗೆ ಬಣ್ಣಡಿ ಮಾಡಿ ಬಗಲಾಗೆ ದೊಣ್ಣೆ ಹಿಡ್ಕೊಂಡು ಈ ಓದು ಬರ ಬರ್ದಂಗೆ ಮೋಸ ಮಾಡುದ, ಕಡಿ ಅಕ್ಕಿಗೆ ಆಸಿ ಮಾಡಿ ಇಡೀ ಅಕ್ಕಿ ನಾಯಿ ತಿಂತು, ಕೋಲ್ ಕೊಟ್ಟು ಬಡಗಿ ತಿಂದಾಗಾಯ್ತು, ಎಂತ ಮಾಡೋದು ಗೊತ್ತಾತಿಲ್ಲ, ಕಾಣಿ ಬೇಕಂತ ಹೇಳಿ ಕರ್ಸಿನೇ ತಕೊಂಡಾಗಾಯ್ತು, ಕಂಡ್ರೆ ಮಾಣಿ ಕಂಡಂಗಿದ್ದ, ಸಮ ಉಂಡ ಗೋಣಿ ಕಂಡಂಗ ಬೀಗಿದ, ಸಿಕ್ಲಿ ಸಿಕ್ಲಿ ಸಮ ಬೆನ್ ಹೇರಿ ಕಳಿಸಿ ಕಾಣ ಅವನಿಗೆ.
3: ಸುಮ್ಮನ ಐಕಂತೆ ಮಾರ, ಎಂತಕ್ಕಿಂತೆಲ್ಲ ಮಾತಾಡುದ, ಏಳುಕ ಎಡಿದಿದ್ದನ ಒರ್ಲ್ ಹೊತ್ಕೊಂಡು ಓಡಿ ನಮ್ರ, ಹಂಗಾಯ್ತು ಕಣ್ ನಿನ್ ಕತಿ, ಕೈಯಂಗ ಐದೇ ಇದ್ದನ ಕಾಲ್ ಮುಡಿಯಕ್ಕಿ ಗುತ್ತಿಗೆ ತಕೊಂಡು ಬೇಸಾಯ ಮಾಡು ಕತ್ತನ. ನಿನ್ನ ಕಂಡ್ರು ಮಾರಯ್ಯ, ಗಾಳಿ ಹಾಕ್ರೆ ಪುರ್ ಪುರ್ ಅಂದೇಳಿ ಹಾರಿ ಹೋತ, ಅಲ್ಲ ನೀನ್ ಅವಂಗ್ ಹೊಡುದ, ಅವ ಪತ್ತಿ ಕುಡಿದೆ ಪಾವಣಿ ಮಾಡ್ತ ಬರೀ ಸೋಂಬೇರಿ, ಬಾಲ ನೆಗು ಕೆಡಿಯ ಸಗಣಿ ಹಾಕು ಕೆಡಿಯ ಅಂಬ ಜಾತಿಯನವ, ಅವನ್ ನಂಬ್ಕಂಡ್ರೆ ಕುಪ್ಳನ್ ನಂಬಿ ಕೊಳಕಿ ಮಾಡ್ದಂಗೆ ಸೈ, ಅವಂಗ ನೀನ್ ಎಂತ ಮಾಡ್ರು ಕಾಣನ್ ಮುಂದೆ ವೀಣಿ ಬಾರಿಸ್ದಂಗೆ, ಊರ್ ಸುಟ್ಟು ರಂಗ ಪೂಜೆ ಮಾಡು ಬುದ್ಧಿ ಅವಂದ್, ಉದ್ಯೋಗ ಇಲ್ದ ಉದ್ದ ಹೊಂತಾವ, ಈಗ ಸ್ವಲ್ಪ ಜಾಗೃತಿ ಆಯ್ಕೋ ಮಾರಯ್ಯ.
4: ಅಲ್ಲ ಮಾರಯ್ಯ, ನೀ ನಂಗೆ ಜಾಗೃತಿ ಐಕಂಬುದ, ನಂಗೇನ ಕಾಳನ್ ಹಂಗಿಲ್ಲ ಬೋಳನ್ ಹೆದರಿಕೆ ಇಲ್ಲ, ನಂಗ್ ಯಾರ್ದು ಡೋಂಟ್ ಕೇರ್, ಬಡವನ್ ಸಿಟ್ಟ ಬೈಲಿ ಕೇಡಂತ ಎಣ್ಸ್ಕೊಂಡಿದ್ದ, ಅವ ಹೇಳ್ದಂಗ ಕೇಳುಕೆ ಮೊದಲನ ಕಾಲು ಅಲ್ಲ ಒಂಡರು ಕಮಳು ಅಲ್ಲ, ಒಂದ್ ಕಣ್ಣಿಗ್ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಹಾಯ್ಕಂಡ ನಂಗೆ ಮೋಸ ಮಾಡ್ದ. ಮಾವನಿಗೆ ಅಳಿ ಹುಟ್ಟರು ಕೇಡ, ಗೆದ್ದಿಗೆ ನಳಿ ಹುಟ್ಟರು ಕೇಡ. ನಮ್ಮೂರ್ಗೆ ಒಂದು ದೊಡ್ಡ ನಳಿ ಇದ್ದಂಗೆ, ಅವಂಗೆ ನಾನ್ ಹಿಡಿತಿಲ್ಯ. ಹೊಳಿ ನೀರಿಗೆ ದೊಣ್ಣೆ ನಾಯ್ಕನ ಅಪ್ಪಣೆ ಬೇಕನ? ಆರ್ ಹೆತ್ತೋಳಿಗೆ ಮೂರ್ ಹೆತ್ತೋಳು ಹೆರುದ ಹೆಂಗಂತ ಹೇಳಿಕೊಡ್ಕನ? ಸಿಕ್ಲೇ ಅವ ಸಾಮ ಬೆನ್ ಹೇರಿ ಕೊಡ್ತಿ ಅವನಿಗೆ.
3: ಅಲ್ಲ ಮರಯ್ಯ, ಹೊಡಿತಿ ಬಡಿತಿ ಅಂದೇಳಿ ಉಣ್ಕಿದ್ರೆ ಮೊದ್ಲೇ ಬಾಳಿಯಲ್ಲಿ ಹರ್ಕಂಡ್ಬೇಡ ಮರೆ. ಈ ಮೋಸ ಮಾಡು ಬುದ್ಧಿ ಚಣ್ಣಿಕ್ಕಿಪ್ಪತ್ತಿಗೆ ಅವ ಕಲ್ತಿದ. ಮಗ ಸತ್ರು ಒಡ್ಡಿಲ್ಲ, ಸೊಸಿ ಮುಂಡಿ ಐಕೆಂಬುದು ಅವನ್ ರೀತಿ ನೀತಿ. ಅವಂಗ್ ನೀನ್ ಹೊಡೆದ್ರೆ ಹುಲಿಗೊಂದು ಹುಂಡ್ ಹೆಚ್ಚಾರ ಪಟ್ಟು ಬರ್ಕೋ ಅಂದಂಗ ಅತ್. ಗಣ ಹಿಂದಿಂದ ಆನಿ ಹೋರು ಒಡ್ಡಿಲ್ಲ, ಮುಂದಿಂದ ನುಸಿ ಹೊಪ್ಪಕಾಗ ಅಂಬರ್ ಗಾರ್ ಅಂದ ಕೂಡ್ಲೆ ಗರ್ಕ್ ಅಂಬಕಾಗ ಜಗ್ಲಿ ಹಾರಿ ಗಗನ ಕಾರ್ಕಾಣ. ಈಗ ಅವನಿಗೇನಾರು ಆರ, ಈಗ ಆನಿಗೆ ಎರುಮದ್ದಂತ್ರ. ಒಟ್ನಂಗೆ ಹಾವು ಸಾಯುಕಾಗ ಕೋಲ್ ಮುರುಕಾಗ ಅಂದೇಳಿ ನಾವಿರ್ಕ. ಎಂತ ಕೈ ಗೊತ್ತಿತ್ತ, ನಾವು ಕಾನೂನ್ ಮೀರಿ ಹೋಪಕಾಗ. ಈಗ ಒಂದ್ ಮಾತ್ ನೆನ್ಪಿಟ್ಕೋ, ಕಂಡವ್ರಿಗೆ ಸಾಲ ಕೊಟ್ರು ಇಂತ ಲಂಡ್ ನನ್ ಮಕ್ಳಿಗೆ ಸಾಲ ಕೊಡುಕಾಗ. ಗೊತ್ತಾಯ್ತಾ, ನೀನ್ ಹೊಡುದು ಗಿಡುದು ಬೇಡ, ನಾನೆಲ್ಲ ವ್ಯವಸ್ಥೆ ಮಾಡ್ತಿ. ಅವನ ಹತ್ರ ಒಂಚು ಮಾತಾಡ್ತಿ ನಾನು. ಈ ಮಾತೆಲ್ಲ ದಂಡಿಗೆ ಹಾಕ. ಸೂಜಿ ಕಂಡಗಿನ ಗಂಟ್ಲಾರು ಆನಿ ಕಂಡಗಿನ ಹೊಟ್ಟಿ ಮರಯ್ಯ. ನಂದ್ ಉಂಡದ್ದು ಒಂದ್ ಸ್ವಲ್ಪ ಜಾಸ್ತಿ ಆಯ್ತಂಬಂಗಿತ್. ಒಂದ್ ಲೋಟ ಮಜ್ಜಿಗಿನ ಇದ್ರೆ ಕೊಡ, ಅದನ್ನ ಒಂಚು ಕುಡಿತಿ ಲಾಯ್ಕ ಆರ್ಗಿ ಆತ್ತಂಬ್ರಲ.
4: ಅಲ ಮರಯ್ಯ, ತಿಂಗ್ಳು ಉಣ್ಣಿದವನ ಮನೆಗೆ ತಂಗ್ಳು ಉಣ್ಣಕ್ ಬಂದಂಗಾಯ್ತು. ಹಾಂಗ್ ಬಂದಿದಿ ಆದ್ರು ನಿಂಗೆ ಇಲ್ಲ ಅಂತ ಹೇಳೋಕಾತ? ಬಾಬಾ ಸೇರಿ ಕುಡುವ.
2: ಹಾ ಹಂಗಾರ ಗಾದಿ ಎಲ್ಲ ಸಮಕೇನ್ರಿ ಅಲ್ದ? ಇಷ್ಟನಲ್ಲಿ ಲೆಕ್ಕ ಹಾಕ್ರಿಯ? ಲೆಕ್ಕ ಹಾಕದ್ನೆಲ್ಲ ವಾಟ್ಸ್ಆ್ಯಪ್ ಮಾಡ್ರಿಯ? ವೆರಿ ಗುಡ್ ವೆರಿ ಗುಡ್ ಕಾಂಬ. ಯಾರೆಲ್ಲ ಎಷ್ಟೆಷ್ಟಂತ ಸರಿ ಲೆಕ್ಕ ಹಾಕಿ ಕಳಿಸಿರಂದಲ್ಲಿ ನಾ ಚೆಕ್ ಮಾಡ್ತೆ. ಹಾಗೆ ಈಗ ನಮ್ಮಲ್ಲಿ ಪ್ರಸಿದ್ಧ ಮನೋರಂಜನೆಗಂತ ಇಪ್ಪದು ಕೋಳಿಪಡಿ. ಕೋಳಿಪಡಿ ಇವತ್ತು ಜೂಜಾಯ್ತ. ಮನೋರಂಜನೆಗಂತ ಹುಟ್ಕೊಂಡ್ ಕೋಳಿಪಡಿ ಬಗ್ಗೆ ತುಂಬಾ ಮಾಹಿತಿಯನ್ನ ನಮ್ಗೆಲ್ಲ ಕೊಡ್ತೀರಿ ಈಗ ನಮ್ಮ ನರೇಂದ್ರ ಕುಮಾರ್ ಕೋಟ ಅವರು, ನಮ್ಮ ಪ್ರೀತಿಯ ಮೆಚ್ಚಿನ ಶಿಕ್ಷಕರು. ಬನ್ನಿ ಕೋಳಿಪಡೆ ಬಗ್ಗೆ ಕೇಂಬ.
5: ಹಾಯ್ ನಮಸ್ಕಾರ, ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. ಎಲ್ರಿಗೂ ವಿಶ್ವ ಕುಂದಾಪು ದಿನದ ಶುಭಾಶಯಗಳು. ಈಗ ಕುಂದಾಪುರ ಅಂದಮೇಲೆ ತುಂಬಾ ತುಂಬಾ ಕ್ರೀಡೆಗಳಲ್ಲಿತ್ತು. ನಿಮ್ಗೆ ಗೊತ್ತಿಪ್ಪುದು ಎಲ್ಲರಿಗೂ ಕಂಬಳ, ಅದರೊಟ್ಟಿಗೆ ಕೋಳಿಪಡೆ ಇತ್ತು. ಇದು ನಂಗೆ ಮೊದಲು ಗೊತ್ತಿರಲಿಲ್ಲ. ನಾನು ಒಂದ್ಸಲ ಯಾರೋ ಹಿಂಗೆ ಮಾತಾಡೊತ್ತಿಗೆ ಒಂದು ಮಾತಾಡ್ರವರು, ಹೊಡಿ ಬಡಿ ಕಡಿ ಹೊಯ್ ಕಾಂಬತ್ತಿಗೆ ಕೋಳಿಪಡಿ. ನಂಗೊಂಥರ ಖುಷಿ ಆಯ್ತು, ಎಂತಪ್ಪ ಅಂತೇಳಿ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಮತ್ತೊಂದು ಮಾತು ಹೇಳ್ರು, ನಿನ್ನ ಕಟ್ಕೊಂಡು ಕೋಳಿಪಡಿ ಅಂತ ಹೇಳ್ರು. ನಾನು ಆಗ್ಲೂ ಮಾತಾಡಲಿಲ್ಲ. ಮತ್ತೊಂದು ಮಾತು ಹೇಳ್ರು, ಕೋಳಿಪಡೆಲೆ ಚಿಂಡ್ದಂಗಿ ಅಂತ ಹೇಳ್ರು. ಆಗ ನಂಗೊಂದು ರೀತಿಯಲ್ಲಿ ಭಾಳ ಇದೆಂತಪ್ಪ ಎಂತಲ್ಲ ಇತ್ತಲ್ಲ ಇದಲ್ಲ ಅಂತೇಳಿ ನಾನು ಶುರು ಮಾಡಿದೆ. ಆಗ ನಿನ್ನ ಕಟ್ಕೊಂಡು ಕೋಳಿಪಡಿ ಅಂತ ಹೇಳ್ರೆ, ಈಗ ಕೋಳಿಪಡಿ ಅಪ್ಪತ್ತಿಗೆ ಎರಡು ಕೋಳಿ ಬೇಕೇ ಬೇಕಲ್ಲ. ಯಾರು ನಮಗೆ ಕೈ ಕೊಟ್ರೆ ನಾವು ಹಿಂಗೆ ಹೇಳುತ್ತೆ ಜೋಡಿ ಆಯ್ದಿದ್ರೆ. ಇನ್ನೊಂದು ಗಮ್ಮತ್ತಿನ ಕತೆ ಇದ್ದು ಕಾಣಿ, ಕೋಳಿ ಪಡೆಯಲ್ಲಿ ಚಿವುಟದಂಗೆ ಅಂತ ಹೇಳಿ. ಈಗ ಕೋಳಿ ಪಡಿ ಅಪ್ಪತ್ತಿಗೆ ಜೋಡಿ ಮಾಡುದಂತ ಇತ್ತಲ್ಲ, ಜೋಡಿ ಅಪ್ಪತ್ತಿಗೆ ಈ ದಂಡೆಗಾರ ಮತ್ತು ಜೂಜುಗಾರ ಇದ್ ನಂಬ್ರು, ಈ ಮತ್ತೆ ಗಾಳಿ ಹಾಕುವ ಈ ಮೂರು ಜನ ಇರ್ತಾರೆ, ಮತ್ತೊಬ್ಬ ಯಜಮಾನ. ಆಗ ಇವ ಈ ಜೂಜುಗಾರ ಮೆಲ್ಲ ಆ ಯಜಮಾನಿಗೆ ಚಿವುಟದಂಬ್ರು, ಎಲ್ಲರು ಕೋಳಿ ಗೆದ್ರೆ ಇತ್ತಲ್ಲ ಅವ್ ಹೇಳುದಮ್ರ, ಅಲ್ಲ ನಾನು ನಿಮ್ಗೆ ನಾನು ಚಿವುಟಿಲ್ಲ, ನಂಗೆ ಗೊತ್ತಿತ್ತು ಗೆದ್ದತ್ತ ಅಂತೇಳಿ, ಅದಕ್ಕೆ ನಾ ಚಿವುಟದ್ದು ಅಂತ ಹೇಳುದಮ್ರ. ಎಲ್ಲರು ಸೋತ್ರ ಹೇಳುದಮ್ರ, ನಾನು ನಿಮ್ಗೆ ಎಷ್ಟು ಸಲ ಚಿವುಟಿದಿ, ನನಗೆ ಗೊತ್ತಿತ್ತು ಸೋಲತ್ತ ಅಂತೇಳಿ. ಅಂದರೆ ಕೆಲವು ಸಲ ಹಂಗೆ ಆತ ಕೋಳಿ ಪಡೆಯಲ್ಲಿ ಚಿವುಟದಂಗೆ ಅಂತೇಳಿ. ಹಿಂಗೆ ಈ ಕೋಳಿ ಪಡೆಗೆ ಹುಡುಕ್ತಾ ಹುಡುಕ್ತಾ ಹುಡುಕ್ತಾ ನಂಗೊಂದಿಷ್ಟು ಮಾಹಿತಿ ಸಿಕ್ತು, ಅದರ ನಿಮ್ಮೊತ್ತಿಗೆ ನಾನು ಹಂಚಿಕಂತ ಇದ್ದಿ. ಈ ಕೋಳಿಪಡಿ ಅಥವಾ ಇನ್ನೊಂದು ಕುಕ್ಕುಟ ಕಾಳಗ ಅಂತ ನಾವು ಕರೀತಲ್ಲ, ಸುಮಾರು ಕ್ರಿಸ್ತ ಪೂರ್ವ 930 ವೇಳೆಗೆ ಈ ಪಾಂಡ್ಯರು ಚೇರರು ಅಂತ ಇದ್ರು, ಅವ್ರ ಕಾಲದಾಗ ಇತ್ತು ಅಂತ ಒಂದು ಮಾಹಿತಿ ಸಿಕ್ಕತ್ತೆ. ಆಮೇಲೆ ಈ ವಿಜಯನಗರದ ಅರಸರ ಕಾಲದಲ್ಲೂ ಕೂಡ ಈ ಹಳ್ಳಿ ಹಳ್ಳಿಗೆಲ್ಲ ಈ ಕೋಳಿಪಡಿ ಆತಿತ್ತಂಬ್ರು. ಅದಾದ್ಮೇಲೆ ಎಂತಾಯ್ತು, ಅದೊಂದು ರೀತಿಯಲ್ಲಿ ಪ್ರದರ್ಶನ ಸ್ಪರ್ಧೆಯಾಗಿ ನಡೀತಾ ಇತ್ತು. ಇನ್ನು ನಾವು ಇದನ್ನ ದಟ್ಟವಾಗಿ ಕಾಮುದಿಲ್ಲ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಭಾರತದ ದಕ್ಷಿಣ ಭಾಗದಲ್ಲಿ ಅಂದ್ರೆ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಹಿಂಗೆಲ್ಲ. ಅದ್ರಗೂ ನಮ್ ಕುಂದಾಪುರ ಬದಲು ಸ್ವಲ್ಪ ಜಾಸ್ತಿ ಇತ್ತು ಕಾಣಿ. ಇದು ಎಂತಾಯ್ತು ಅಂತ ಹೇಳ್ರೆ, ಬರ್ತಾ ಬರ್ತಾ ಬರ್ತಾ ಕೋಳಿ ಪಡಿಲ್ ಜೂಜ್ ಶುರು ಆಯ್ತು ಕಾಣಿ. ಈ ಜೂಜ್ ಶುರು ಆದ ಕೂಡಲೇ ಪೊಲೀಸರೆಲ್ಲ ದಾಳಿ ಮಾಡ ಶುರು ಮಾಡ್ರು. ಆಮೇಲೆ ಅದೆಲ್ಲ ಗುಟ್ಟು ಗುಟ್ಟಾಗಿ ನಡುಗ ಶುರು ಆಯ್ತು. ಆಮೇಲೆ ಈ ಜೂಜ್ ಕಟ್ಟುದು ದುಡ್ಡೆಲ್ಲ ಮಸ್ತ್ ಮಸ್ತ್ ಹಾಪಕ್ಕೆ ಪೊಲೀಸರು ಕಣ್ಣು ಬಿದ್ದಿತ್ತು. ತದನಂತರ ಎಂತಾಯ್ತು ಅಂತ ಹೇಳಿದ್ರೆ, ಈ ಅಹಿಂಸಾವಾದಿಗಳಿತ್ತಲ್ಲ ಈ ರೀತಿ ಎಲ್ಲ ಮಾಡೋದು ಸರಿಯಲ್ಲ ಅಂತೇಳಿ ಅದು ನಡೆದು ಹೋಯ್ತು. ಇದ್ರಾಗ ತುಂಬಾ ಹೇಳಕ್ ಮಸ್ತಿತ್ತು. ಈ ಕೋಳಿ ಪಡಿ ಅಥವಾ ಕೋಳಿ ಅಂಕ ಅಂತ ನಾವು ಹೇಳುತ್ತಲ್ಲ, ಇದೊಂದು ಎರಡು ಹುಂಜಗಳ ಕಾಳಗ. ಕಾಲಿಗೆ ಹರ್ತುವಾದ ಕತ್ತಿ ಕಟ್ತರು, ಅದಕ್ಕೊಂದು ಕ್ರಮ ಇತ್ತು, ಹಾಂಗೆ ಕಟ್ಟುವುದಲ್ಲ. ಆಮೇಲೆ ಕಾದಾಡಕ್ ಬಿಡ್ತರು, ಅದರ ಒಂದು ಕೋಳಿ ಸಾಯ್ಕ್ ಅಥವಾ ಸೋಲ್ಕ್. ಇಲ್ಲಿ ಗೆದ್ರೆ ಆ ಕೋಳಿಯನ್ನ ಬಂಟ ಅಂತ ಹೇಳ್ತರು, ಸೋತ್ರೆ ಆ ಕೋಳಿನ ಒಟ್ಟಿ ಅಂತ ಹೇಳ್ತರು. ನಾನು ಹಿಂಗೆ ಎರಡು ಮೂರು ಸಲ ಹೋಯ್ದಿ, ಅಲ್ಲೊಬ್ಬ ಹೇಳ್ತಾ ಇದ್ದ, ಆರು ನಾಲ್ಕು ಎಂಟು ನಾಲ್ಕು, ಆರು ನಾಲ್ಕು ಎಂಟು ನಾಲ್ಕು. ನಂಗೆ ಎಂತಂದು ಗೊತ್ತಾಗಿಲ್ಲ, ಕೊನೆ ಗೊತ್ತಾಯ್ತು ಇದು ಜೂಜು ಅಂತೇಳಿ. ಈ ಕೋಳಿ ಎಷ್ಟು ಗಟ್ಟಿ ಇತ್ತೋ ಅದ್ರ ಮೇಲೆ ಈ ಹಣ ಕಟ್ಟುದಂಬರು. ಮತ್ತೊಂದು ವಿಷಯ ಗೊತ್ತಿತ್ತ ನಿಮಗೆ, ಇದಕ್ಕೆ ಒಂದು ಪಂಚಾಂಗ ಇತ್ತು. ಇದರ ಆಧಾರದ ಮೇಲೆ ಅಮಾವಾಸಿ ಹುಣ್ಣಿಮೆ ಯಾವ ವಾರದಲ್ಲಿ ಯಾವ್ಯಾವ ಕೋಳಿ ಗೆಲ್ಲುತ್ತೆ ಅದೆಲ್ಲ ನಿರ್ಧಾರ ಮಾಡ್ತರು. ಈ ಕೋಳಿ ಪಡೆಗೆ ಎರಡು ಭಾಗ ಇತ್ತು, ಒಂದು ಜೂಜುಗಾರ ಇನ್ನೊಂದು ದಂಡೆಗಾರ. ಅಂದ್ರೆ ಕೋಳಿಗೆ ಕತ್ತಿ ಸುತ್ತಿ ಕಾಳಗ ಮಾಡೋಕೆ ತಯಾರು ಮಾಡ್ತನಲ್ಲ ಅವನ್ನ ಜೂಜುಗಾರ ಅಂತ ಕರೀತು. ಅವ ಬಹಳ ಮಂಡಿ ಖರ್ಚು ಮಾಡಕ್ಕೆ, ನಾನು ಹ್ಯಾಂಗ್ ಕೋಳಿ ಬಿಡ್ಕ, ಹ್ಯಾಂಗ್ ಸೋಲ್ಸಕ್, ಹ್ಯಾಂಗ್ ಕತ್ತಿ ಕಟ್ಟಕ್ ಇದೆಲ್ಲ ಗೊತ್ತಿರ್ಕವ. ಅವ ಹ್ಯಾಂಗ ಅಂತ ಹೇಳಿದ್ರೆ, ಕೋಳಿ ಹುಂಜನ ಕತ್ತಿ ಸುತ್ತೋತಿಗೆ ಹುಂಜನ ಎದೆಗೆ ಆನ್ಸ್ಕೊಂಡು ಹಿಡ್ಕೊಂಡಿರ್ತ, ಕೋಳಿ ಜಗಳ ಮಾಡೋತ್ತಿಗೆ ಕಾಳ್ಗಾಪೋತಿಗೆ ಹುಂಜಕ್ಕೆ ಗಾಯ ಆದ್ರೆ ಜೂಜುಗಾರ ಅದನ್ನ ಹಿಡ್ಕಂತ, ಆ ದಂಡೆಗಾರ ಇದ್ನಲ್ಲ ಮತ್ತೊಬ್ಬ, ಅದನ್ನೆಲ್ಲ ಕತ್ತಿ ಎಲ್ಲ ಬೀಡಿಸಿ ಗಾಯ ಎಲ್ಲ ತೊಳೆದು ಹೊಲಿಗೆ ಹಾಕಿ ಆಪರೇಷನ್ ಮಾಡಿಬಿಡ್ತರು. ಇನ್ನು ಕೋಳಿ ಮುಕ್ಕಳಿಗೆ ಒಬ್ಬ ಗಾಳಿ ಹಾಕುವಂತ ಇರ್ತ, ಅವ ಒಂದು ಶಾಲ್ ತಕೊಂಡ ಗಾಳಿ ಹಾಕ್ತೇ ಐಕಂತ. ಇದ್ರ ಮೇಲೆ ಅವ ಹ್ಯಾಂಗ ಆರೈಕೆ ಮಾಡ್ತಾ ಹ್ಯಾಂಗ ಗಾಳಿ ಹಾಕ್ತಾ ಇದ್ರ ಮೇಲೆ ಎಷ್ಟೊತ್ತು ಕೋಳಿ ಕಾಳಗ ಆತಂತ ನಿರ್ಧಾರ ಆತ. ಕೋಳಿ ಪಡಿಯಂಗೆ ಎರಡು ವಿಧ ಇತ್ತು ಹೆಚ್ಚಾಗಿದ್ದು ಕುಂದಾಪುರ ಬದಿ ನಾವು ಕಾಣ್ಲಕ್ಕ. ಒಂದು ಬಿಡು ಪಡಿ, ಮುಸ್ಕಿನ ಪಡಿ ಅಂತೇಳಿ. ಇದೆಂತ ಅಂದಿರಾ, ಈ ಬಿಡು ಪಡೆಗೆ ಅಂತ ಅಂತ ಹೇಳಿದ್ರೆ ಎರಡು ಕೋಳಿಗಳನ್ನ ಪರಸ್ಪರ ಮುಂದ್ ಮುಂದೆ ಹಿಡ್ಕಂಬೋದು, ಎದುರ್ಬೋದು ಹಿಡ್ಕಂಬೋದು, ಜೋಡಿ ಮಾಡೋದು. ಮುಸ್ಕಿನ ಪಡೆಗಂದ್ರೆ ಕೋಳಿಗೆ ಒಂದು ಮುಸ್ಕ್ ಹಾಕೋದು, ಮುಸ್ಕ್ ಹಾಕಿ ಎದುರ್ಬದ್ರನಿತ್ತು ಅದನ್ನ ಜೋಡಿ ಮಾಡೋದು. ಮೊದಲ ಮುಸ್ಕಿನ ಪಡೆ ಹೆಚ್ಚಾಗಿ ಎರಡು ಗ್ರಾಮದ ನಡೆ ನಡೀತಾ ಇತ್ತು. ಹೆಚ್ಚು ಕೋಳಿ ಗೆದ್ದವರಿಗೆ ಮೆಡ್ಲು ಮೆಡ್ಲು ಕೊಡ್ತಾ ಇದ್ದ ನಮ್ರು. ಇದ್ರಾಗೆ ಕೆಲವೊಮ್ಮೆ ಕೋಳಿ ಕಾಳಗ ಆಗೋದಕ್ಕಿಂತ ಮನುಷ್ಯರ ಕಾಳಗ ಹಾಕೋದೇ ಜಾಸ್ತಿ ಅಂಬರು, ಅದೇನೇ ಇರಲಿ. ಇನ್ನ ಈ ಕೋಳಿಗೆ ಸುತ್ತು ಕತ್ತಿ ಇತ್ತಲ್ಲ, ಅದ್ರಗ್ ಸುಮಾರು ಬಾಗಿ ಎದ್ ಕಾಣಿ, ಬಡಕಾಯಿ ಕತ್ತಿ ಅಂದ್ರೆ ಇದು ಹಿಡಿ ಡೊಂಕಾಗಿರತ್ ನಾಗರ ಗಿರೆಸ್ ಕತ್ತಿ, ಇದು ಅಂಕು ಡೊಂಕಾಗಿದ್ದ ಕತ್ತಿ. ಅರೆ ಕೊಕ್ಕೆ, ಇದು ಕೊಕ್ಕಿ ಕಣಗ್ ಹಿಂಗ್ ಚಾಂಚ್ಕೊಂಡಿರ ಕತ್ತಿ. ಎಚ್ಚಿ ಮುಳ್ಳು, ಪುದಿ ಸ್ವಲ್ಪ ಕೊಕ್ಕರೆ ಕುತ್ತಿಗೆ ಇರುತ್ತಲ್ಲ ಹಾಂಗ ಬಾಕಂಡಿಬ್ಬು ಕತ್ತಿ. ಇನ್ ನಿಮ್ಗೆ ಗೊತ್ತಿತ್ತು ಕೋಳಿ ಪಡಿಯಲ್ಲೆಲ್ಲ ನಡೀತ, ದೇವಸ್ಥಾನದ ನೇಮ, ಕ್ವಾಲ, ಜಾತ್ರಿ, ಹಬ್ಬ ಮುಗಿದ ಮರುದಿವಸ ಇದೆಲ್ಲ ಅನುಮತಿ ಪಡ್ಕೊಂಡು ಮಾಡ್ತರು. ಮೊದಲಿನ ಕಾಲದಲ್ಲ ಈ ಸರಾಯಿ ಅಂಗಡಿಯವರು ಇದ್ರಲ್ಲ, ತಮಗೆ ವ್ಯಾಪಾರ ಜಾಸ್ತಿ ಆಯ್ಕಂತ ಹೇಳಿ ಅಲ್ಲೂ ಅವರು ಮಾಡ್ತಿದ್ದೀರ ಅಂಬರು. ಈ ಕೋಳಿಗಳ ಈ ಆರೈಕೆ ಮಾಡೋದಿತ್ತಲ್ಲ, ಅದು ಬಹಳ ಕಷ್ಟದ ಕೆಲಸ. ಹೆಂಗಂದ್ರೆ ತಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತರು, ಮುದ್ದು ಮಾಡ್ತರೋ ಅದಕ್ಕಿಂತ ಹೆಚ್ಚೇ ಮುದ್ದು ಮಾಡ್ಕಾತು. ಹಂಗೆ ಕೋಳಿ ಹುಚ್ಚಿರುತ್ತೆ ಕೆಲವರಿಗೆ. ನಿಮ್ಗೊಂದು ಮತ್ತೊಂದು ಹೇಳಕ್ ನಾನು, ಕೋಳಿ ಗುಂಟ ಅಂತೇಳಿ ಇದೀಗ ಎಲ್ಲೂ ಇಲ್ಲ. ಕೋಳಿ ಗುಂಟ ಅಂತ ಹೇಳ್ರೆ ಈ ದೇವಸ್ಥಾನದಲ್ಲಿ ಜಾತ್ರೆ ಶುರು ಆತಲ್ಲ ಅದಕ್ಕಿಂತ ಮೊದಲು ಒಂದು ಒಳ್ಳೆಯ ಮುಹೂರ್ತ ಕಂಡ್ಕಂಡ ಊರಿನ ಗುರುಕಾರ ಮತ್ತೊಬ್ಬ ಗುರುಕಾರ ಇಬ್ರು ಸೇರ್ಕಂಡ ಎರಡು ಕೋಳಿ ಇಟ್ಕೊಂಡು ಬತ್ತರು. ಅದಕ್ಕೆ ಒಂದು ಹಾಲೆ ಮರದ ಐದು ಗೂಟ ಮಾಡ್ತರು, ಐದು ಕಡೆಗೆ ಐದು ಗೂಟ ಮಾಡ್ತರು. ಇದರ ಉದ್ದ ಸುಮಾರು ಒಂದೂವರೆ ಅಂಗುಲ ಇರುತ್ತೆ. ಇದನ್ನು ದೊಡ್ಡ ಮೆರವಣಿಗೆಲಿ ತಕೋಬತ್ತರು. ಊರು ಗುರುಕಾರ ಆ ಕೋಲ್ಗಳನ್ನೆಲ್ಲ ಆ ದೈವಸ್ಥಾನದ ಪಕ್ಕದ ಗದ್ದೆ ಇರುತ್ತಲ್ಲ ಅಲ್ಲಿ ಖಾಲಿ ಜಾಗ ಇರುತ್ತೆ, ಅಲ್ಲಿ ಐದು ಗೂಟನ ನೆಲಕ್ಕೆ ಸಿಕ್ಸ್ತ. ಅಂದ್ರೆ ಒಂದು ರೀತಿಯಲ್ಲಿ ಇದು ಚೌಕಾಕಾರ ಅತ್ತ. ಈ ಚೌಕಾಕಾರದ ಒಳಗೆ ಕೋಳಿಯನ್ನು ಬಿಡುವುದು. ಹಿಂಗೆ ಒಂದೊಂದೇ ಗೂಟದೊಳಗಡೆ ಕೋಳಿ ಬಿಟ್ಕೊಂಡು ಕೋಳಿಗುಂಟ ಅಂತ ಮಾಡ್ತಿದ್ದೀರಮ್ರ. ಈಗ ನಿಮಗೆಲ್ಲೂ ಕೋಳಿಗುಂಟ ಕಾಂಬಕ್ಕೆ ಸಿಕ್ಕುದಿಲ್ಲ. ಇನ್ನೊಂದು, ಇದರಾಗೆ ಈ ಕೋಳಿ ಗುಂಡದಾಗೆ ಜೋಜಿಪ್ಪುದಿಲ್ಲ ಮತ್ತೆ ಕತ್ತಿ ಕಟ್ಟುವುದಿಲ್ಲ, ಇಲ್ಲಾಂದ್ರೆ ಕೋಳಿ ಸಾಯುಕಾಗ ಅಂತೇಳಿ ಒಂದು ರೀತಿಯಲ್ಲಿ ಇದು ನಡ್ಕೊಂಡು ಬಂದಿತ್ತು. ಈಗ ಇದೆಲ್ಲೂ ಕೂಡ ಇಲ್ಲ. ಇನ್ನೊಂದು ಕೆಲವು ನಂಬಿಕೆ ಇತ್ತು. ಈ ಕೋಳಿ ಪಡಿ ಹೋಪತಿಗೆ ಕೋಳಿಯನ್ನ ಗೂಟದಿಂದ ಬಿಚ್ಚೊತ್ತಿಗೆ ತಲಿಗೆ ಮುಂಡ ಸುತ್ಕಣ್ಕ, ಕೋಳಿ ಹಿಡ್ದುಕೊಂಡು ಹೋಪತಿಗೆ ಎದುರ್ನವರು ಎಲ್ಲಿಗೆ ಹೋತೆ ಅಂತ ಕೇಳೋಕಾಗ. ಇನ್ನು ಸೌದೆ ಕಟ್ಟನ್ನ ತಲೆ ಮೇಲೆ ಹೊತ್ಕೊಂಡವರು ಎದುರು ಸಿಕ್ಕುಕಾಗ, ಮಡಕಿ ಹೊತ್ಕೊಂಡವರು ಎದುರು ಸಿಕ್ಕುಕಾಗ, ಕೋಳಿ ಸತ್ತೋತ್ತು ನಾಗ್ರಹಾವು ನೋಡುಕಾಗ, ಇನ್ನು ಶವಯಾತ್ರೆ ನೋಡುಕಾಗ, ಇನ್ನು ಕೆರೆ ಹಾವನ್ನ ಕಂಡ್ರೆ ಬಹಳ ಒಳ್ಳೆಯದು. ಇದಿಷ್ಟು ನಂಬಿಕೆ ಇಪ್ಪದು. ಇನ್ನು ಕೋಳಿ ಪಂಚಾಂಗ ಅಂತ ಇತ್ತು, ಇದ್ರ ಬಗ್ಗೆ ನಾನು ಮಸ್ತು ಮಾತಾಡ್ಲಕ್ಕ, ಆದ್ರೂ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಗೊತ್ತಿರಲಿ ಅಂತೇಳಿ. ಕೋಳಿ ಪಂಚಾಂಗ ಹೆಂಗಿರುತ್ತ? ಉದಾಹರಣೆಗೆ ಶುದ್ಧ ಪಕ್ಷ, ಶುದ್ಧ ಒಂದು ಪಾಂಡ್ಯ, ಹುಟ್ಟು ಬಿಳಿ, ಬಾಲ್ಯ ಪಂಚವರ್ಣ, ಯೌವನ ಕೆಂಪು, ಮುಪ್ಪು ಕಪ್ಪು, ಮರಣ ಹಳದಿ. ಅಂದ್ರೆ ಈ ಕೋಳಿ ಜಾತಿಗೆ ಈ ಕೋಳಿ ಎದುರು ಬಂದ್ರೆ ಹಿಂಗಾತು ಮರಣ ಬರುತ್ತೋ. ಇದು ಎಷ್ಟು ಸತ್ಯೋ ನಂಗೆ ಗೊತ್ತಿಲ್ಲ, ನಾನು ಹಳ್ಳಿ ಹಳ್ಳಿಗೆ ಹೋಗಿ ಈ ಹಳ್ಳಿರ ಹತ್ರ ಕೇಂಡ್ಕ ಕೇಂಡ್ಕ ಬರ್ಕೊಂಡದ್ದು. ಇನ್ನು ಕಾಣಿ, ಕೆಂಪು ಕೋಳಿನ ಕಪ್ಪುನ ಹೊರತುಪಡಿಸಿದ್ರೆ ಬೇರೆ ಎಲ್ಲಾ ಕೋಳಿನ ಕಡ್ದಾಕತ್ತದು, ಕಪ್ಪು ಕೋಳಿನ ಕೆಂಪುನ ಹೊರತುಪಡಿಸಿ ಬೇರೆಲ್ಲ ಕೋಳಿನ ಸೋಲ್ಸುತ್ತೆ, ಬಿಳಿ ಕೋಳಿ ಪಂಚವರ್ಣದ ಮತ್ತು ಹಳದಿ ಕೋಳಿ ಎಲ್ಲರನ್ನ ಸೋಲ್ಸುತ್ತೆ. ಹಳದಿ ಕೋಳಿನ ತಿಥಿ ಬರುತ್ತಲ್ಲ ಆ ದಿವಸ ಕಟ್ಟುಕಾಗ. ಹಿಂಗೆ ಬಿದಿಗೆ ತದಿಗೆ ಚೌತಿ ಆಮೇಲೆ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ಎಲ್ಲ ಇತ್ತಲ್ಲ ಅದಕ್ಕೆ ಅನುಗುಣವಾಗಿ ಒಂದೊಂದು ಒಂದೊಂದು ಒಂದು ರೀತಿಯಲ್ಲಿ ದೊಡ್ಡ ಪಂಚಾಂಗನೇ ಮಾಡಿರು. ಆ ಪಂಚಾಂಗದ ಬಗ್ಗೆ ಯಾವತ್ತಾರೂ ಮಾತಾಡುವ. ನಂಗೀಗ ಕೋಳಿಗಳ ಜಾತಿ ಬಗ್ಗೆ ಹೇಳುವ ಅಂತೇಳಿ. ಕೋಳಿಗಳೆಲ್ಲ ಈ ಮುಖ್ಯವಾಗಿ ನಾವು ಕೋಳಿ ಪಡಿ ಹೊತ್ತಲ್ಲ ನಾನು ಕೋಳಿ ಪಡಿ ಇಟ್ಕ ಮಾತಾಡೋದ, ಅದ್ರ ಆರು ಜಾತಿ ಇತ್ತು. ಉರಿಯ, ಕುಕ್ಕನ, ಬಿಳಿಯ, ಕಡಲ, ಕಬ್ಬಾರ, ಬೂಬ, ಬಿಳಿ ಕೋಳಿ. ಇದ್ರಾಗ ಮತ್ತೆ ಹ್ಯಾಂಗ ಕಾಣಿ, ಉರಿಯ ಕೆಂಪಿನ ಉರಿಯ, ಮೈ ಮೇಲೆ ಕೆಂಪು ಬಣ್ಣ ಹೆಚ್ಚಾಗಿರುತ್ತೆ. ಕರಿ ಉರಿಯ ಕೊಂಚ ಮಬ್ಬಿನ ಬಣ್ಣ ಎದ್ದ ಎದಿ ಭಾಗದಲ್ಲಿ ಕಪ್ಪಾಗಿರುತ್ತೆ. ಹಳದಿ ಉರಿಯ ತಕ್ಕ ಮಟ್ಟಿ ಕೆಂಪುಗಿದ್ದ ಬೆನ್ನಿನ ಭಾಗದಲ್ಲಿ ಅರಸಿನ ಬಣ್ಣದ ಚಿಕ್ಕ ಚಿಕ್ಕ ಗರಿ ಇರುತ್ತೆ. ಹುಂಡು ಉರಿಯ ಮೈ ಕೆಂಪಗಾಗಿದ್ದ ಬಿಳಿ ಬಿಳಿ ಚುಕ್ಕಿ ಇರುತ್ತೆ. ಹೊಗೆ ಉರಿಯ ಕೆಂಪಗಿನ ಮೈ ಒಂದು ರೀತಿಯಲ್ಲಿ ಹೊಗೆ ಬಣ್ಣದಿಂದ ಕೂಡಿರುತ್ತೆ.

0: ಮೈಕಪ್ಪಾಗಿರುತ್ತೆ ಅಂಬರು ಕುತ್ತಿಗೆ ತುಂಬ ರಾಮ ಅಂಬ್ರು. ಇನ್ನು ಬೂಬ, ಕೆಂಜಾಳಿ ಬೂಬ, ಹಳದಿ ಬೂಬ, ಕೆಂಪಿನ ಬೂಬ, ಕರಿ ಬೂಬ, ಬಿಳಿ ಬೂಬ. ಇದಕ್ಕೆ ಸ್ವಲ್ಪ ನಾನೆಂತ ಹೇಳಬೇಡ, ನಿಮ್ಗೆ ಸಾಧಾರಣ ಗೊತ್ತಾಯ್ತು ಅನ್ಕಂತಿ. ಇನ್ನು ಬಿಳಿ ಕೋಳಿಯಲ್ಲ, ಕಪ್ಪು ಬಿಳಿಯ, ಕಬ್ಬರ್ ಬಿಳಿಯ, ಸೇಡಿ ಬಿಳಿಯ. ಅಂದ್ರೆ ಕಪ್ಪು ಬಿಳಿ ಅಂದ್ರೆ ಮೈಯೆಲ್ಲ ಬಿಳಿಯಾಯಿ, ಎದಿ ಭಾಗದಲ್ಲಿ ಕಪ್ಪು ಗೆರಿ ಇರುತ್ತೆ ಅಂಬರು. ಕಬ್ಬಾರ್ ಬಿಳಿ ಅಂದ್ರೆ ಮೈಯೆಲ್ಲ ಕಪ್ಪು ಮಿಶ್ರಿತ ಬಿಳಿ, ಎದಿ ಭಾಗದಲ್ಲಿ ಬಿಳಿ ಬಿಳಿ ಚುಕ್ ಚುಕ್ ಚುಕ್ ಚುಕ್ ಚುಕ್ಕೆ ಇರುತ್ತೆ ಅಂಬರು. ಸೇಡಿ ಬಿಳಿ ಅಂದ್ರೆ ಬಿಳಿ ಇದ್ದ ಮೈಯೆಲ್ಲ ಸ್ವಲ್ಪ ಮಟ್ಟಿಗೆ ಅರಿಶಿನ ಗೆರಿ ಇರುತ್ತೆ ಅಂಬರು. ನಾನು ಹೇಳ್ದಂಗೆ ಈ ಕಕ್ಕನ ಬಿಳಿಯದೆಲ್ಲ ಜಾತಿ ಕಕ್ಕನ ಬಿಳಿ ಅಂದ್ರೆ ಸಂಪೂರ್ಣ ಬಿಳಿ ಬಣ್ಣ. ಹುಂಡ ಕಕ್ಕನ ಬಿಳಿ ಅಂದ್ರೆ ಮೈ ಬಿಳಿ ಆಗಿದ್ದ ಕೆಂಪು ಮತ್ತು ಕಪ್ಪು ಚುಕ್ಕೆ ಇರುತ್ತಮ್ಮ. ಹಳದಿ ಕಕ್ಕನ ಬಿಳಿ ಅಂದ್ರೆ ಮೈ ಬಿಳಿ, ಮೈ ತುಂಬ ಹಳದಿ ಹಳದಿ ಗರಿ. ಬೂಬ ಕಕ್ಕನ ಬಿಳಿ ಅಂದ್ರೆ ಎರಡು ರೆಕ್ಕೆ ಮಧ್ಯದಲ್ಲ ಕೆಂಪಿಗಿದ್ದ ಮೈ ಮೇಲೆ ಬಿಳಿ ಬಣ್ಣ ಇರುತ್ತಮ್ರು. ಇನ್ನು ಕಡಲ್ದಲ್ಲ ಕರಿ ಕಡಲೆ ಅಂದ್ರೆ ಮೈ ಕಪ್ಪಗಿದ್ದ ಅಲ್ಲಲ್ಲಿ ಚುಕ್ಕಿ ಚುಕ್ಕಿ ಚುಕ್ಕಿ ಇರುತ್ತಮ್ರು. ಹಳದಿ ಕಡ್ಲ ಅಂತ ಹೇಳಿದ್ರೆ ಹಳದಿ ಬಣ್ಣ ಹೊಂದ್ಕೊಂಡ ಮೈ ಎಲ್ಲ ಚುಕ್ಕಿ ಇದ್ದ ಅರ್ಶಿನ ಬಣ್ಣದ ಗರಿ ಬೀನಿನ ಮೇಲೆ ಇರುತ್ತಮ್ರು. ಬೆಳ್ಕಡಲ ಅಂತ ಹೇಳಿದ್ರೆ ಮೈ ತುಂಬ ಬೆಳ್ಳಗ್ ಬಿಳಿ ಇರುತ್ತಮ್ರು. ಬೂಬು ಕಡಲ ಅಂದ್ರೆ ಮಬ್ಬು ಬಣ್ಣ, ಮೈ ತುಂಬ ಚುಕ್ಕಿ ಇರುತ್ತಮ್ರು. ಇನ್ನು ಈ ಬೂಬದೆಲ್ಲ ಕೆಂಜಾಳಿ ಬೂಬ ಅಂತ ಹೇಳಿದ್ರೆ ಬಾಲ ಉದ್ದ ಇದ್ದ, ನೀವು ಕಂಡಿಪ್ಪು ಸಾಕು ಕೆಲವು ಹುಂಜದ ಬಾಲ ಬಾಳ ಉದ್ದ ಇರುತ್ತೆ ಕಣಿ. ಮೈ ಎಲ್ಲ ಕುತ್ತಿಗೆ ಬಳಿ ಹಳದಿ ಬಣ್ಣ, ಉದ್ದುದ್ದುದ್ದ ಗರಿ ಇರುತ್ತಮ್ರು. ಹಳದಿ ಬೂಬ ಅಂದ್ರೆ ಮೈಯೆಲ್ಲ ಮಬ್ಬಾಗಿದ್ದ ಕೆಂಪು ಬಣ್ಣದ ಅರಿಶಿನ ಗೆರಿ ಇರುತ್ತಮ್ರು. ಕೆಂಪಿನ ಬೂಬ ಅಂದ್ರೆ ಭುಜ ಎಲ್ಲ ಕೆಂಪಗಿದ್ದ ಮೈಯೆಲ್ಲ ಮಬ್ಬು ಬಣ್ಣ ಇರುತ್ತಮ್ರು. ಕರಿ ಬೂಬ ಅಂದ್ರೆ ಕುತ್ತಿಗೆ ಕೆಳಭಾಗ ಕಪ್ಪಗಿದ್ದ ಎದಿ ಭಾಗದಲ್ಲಿ ಸ್ವಲ್ಪ ಬಿಳಿ ಇರುತ್ತಮ್ರು. ಇತ್ತೀಚೆಗೆ ಎಂತಾಯ್ತು ಅಂತ ಹೇಳ್ರೆ, ಕೋಳಿ ಮೊದಲೆಲ್ಲ ಕೋಳಿ ಗಾಯ ಆದ್ರೆ ಅದರ ಆಪರೇಷನ್ ಎಲ್ಲ ಇವಾಗ ಗಾಳಿ ಹಾಕುವ ಇದನ್ನೆಲ್ಲ ದಂಡೆಗಾರ ಅಂತ ಇದ್ನೆಲ್ಲ ಅವರೆಲ್ಲ ಅದನ್ನ ಒಂದು ಆಪರೇಷನ್ ಕಾರಣಕ್ಕೆ ಮಾಡ್ತಿದ್ರು. ಈಗ ಇಲ್ಲ. ಮೊದಲೆಲ್ಲ ಈ ಕೋಳಿ ಪಡೆಯೆಲ್ಲ ಜೂಜು ಕಟ್ಟೊತ್ತಿಗೆ ಏನೆಲ್ಲ 10,000 20,000 ಇದ್ದದ್ದು ಈಗ ಲಕ್ಷದ ಮೇಲೆ ಬಂದಿತ್ತು. ಎಷ್ಟೋ ಜನ ತಮ್ಮ ಮನೆ ಮಠ ಎಲ್ಲ ಕಳ್ಕೊಂಡಿರು. ಹಿಂಗ ಅಪ್ಪಕ್ಕಾಗ, ಇದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸಕ್. ಕೋಳಿ ಪಡೆ ಎಂಬುದು ನಮ್ಮೊಂದು ಜನಪದ ಕ್ರೀಡೆ ಇರಲಿ, ಅದನ್ನ ನಾವು ಗಮನಿಸ್ಕೊಂಬ. ಅದನ್ನ ಬಿಟ್ಕೊಂಡು ನಮ್ಮ ಜೀವನನೇ ಹಾಳು ಮಾಡ್ಕೊಂಬಕ್ಕಾಗ. ಆ ರೀತಿ ನಾವು ಎಚ್ಚರಿಕೆ ವಹಿಸ್ಕೊಂಡ್ರೆ ಈ ಕೋಳಿ ಪಡೆ ಇದ್ದದ್ದು ಒಂದು ರೀತಿಯಲ್ಲಿ ಅದು ಮನರಂಜನೆಗೆ ಮಾತ್ರ ಇರಲಿ, ಹಂಗೆ ಇರಲಿ ಅಂತ ನಾನು ಹೇಳೋದು. ನೀವೆಂತಂದ್ರಿ? ಹಂಗ ಸರಿ, ನಾನು ಹೋಯ್ಬತ್ತೆ. ನೀವು ಕೇಂತಾಯಿರಿ ರೇಡಿಯೋ ಕುಂದಾಪುರ.
1: ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳು. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನ್ ಸಮೀಕ್ಷಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ವೈಭವ್ ಶೆಟ್ಟಿ ಹಾಗೂ ಶ್ವೇತಾ. ಇವತ್ ನಾವು ನಮ್ಮ ಕುಂದಾಪುರದ ಜನರಿಗೆ ಕುಂದಾಪುರ ಕನ್ನಡದ ಪದಗಳನ್ನ ಕೇಂದು ಅವ್ರ ಹತ್ರ ಅದ್ರ ಅರ್ಥ ಅಂತ ತಿಳ್ಕೊಂಬ. ನಾವು ಪಂಜು ಗಂಗೊಳ್ಳಿ ಅವ್ರು ಬರೆದ ಕುಂದಾಪುರ ಕನ್ನಡ ನಿಘಂಟಿಂದ ಕೆಲವು ಪದಗಳನ್ನ ಹೆಕ್ಕ ಬಂದಿತ್ತು, ಅದನ್ನ ನಮ್ ಕುಂದಾಪುರ ಜನರಿಗೆ ಕೇಂಬ. ಈಗ ನಮ್ ಜೊತೆ ಒಬ್ರು ಇದ್ದಾರೆ. ಹಲೋ ಮ್ಯಾಮ್, ನಿಮ್ ಹೆಸರು?
2: ನಾನ್ ಅಮೃತ ಅಂತ.
1: ಸೊ ಮ್ಯಾಮ್, ನಾನೀಗ ನಿಮ್ಗೊಂದು ಕುಂದಾಪುರ ಕನ್ನಡದ ಪದ ಕೇಂತೆ. ಸೊ ಅದ್ರದ್ ಮೀನಿಂಗ್ ಅನ್ನ ನೀವು ಹೇಳ್ಬೇಕು. ಓಕೆನಾ?
2: ಓಕೆ ಓಕೆ.
1: ಸೊ ನಿಮ್ ಕೇಂತಿ ಪದ ಯಾವ್ದಂದ್ರೆ ಹಂಬ್ಲು. ಅದ್ರ ಮೀನಿಂಗ್ ಗೊತ್ತಿತ್ತಾ?
2: ಹಂಬ್ಲ್ ಅಂತ ನಮ್ ಸೈಡ್ ಎಲ್ಲ ಅದಕ್ಕೆ ನೆನಪು ಅಂತ ಕರಿಯೋದು.
1: ಸೊ ನಿಮ್ಗೆ ಯಾವತ್ತಾರು ಹಂಬ್ಲ್ ಹೊದ್ದಿತ್ತ?
2: ಇತ್ತು, ಎಲ್ರಿಗೂ ಹೋಗೋ ವಿಷಯನೇ ಅಲ್ಲ ಅದು.
1: ಓಕೆ, ಥ್ಯಾಂಕ್ ಯು ಮ್ಯಾಮ್. ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳು ನಿಮ್ಗೂ ಕೂಡ. ಓಕೆ ಗೈಸ್, ಹೀಗೆ ಇನ್ನಷ್ಟು ಜನರಿಗೆ ಇನ್ನಷ್ಟು ಪ್ರಶ್ನೆಗಳನ್ನ ಕೇಂಬ. ಅಷ್ಟರವರೆಗೂ ನೀವು ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
3: ಹಲೋ.
4: ಹಲೋ.
3: ಏ ಬತ್ತಿಲ್ಯನಾ?
4: ಎಲ್ಲಿಗ
3: ಎಲ್ಲಿಗ ವೈಭವ್ ಬೋರ್ಡ್ ಅಲ್ಲ ಮರ, ನೆನ್ಪಿಲ್ಯನಾ?
4: ಓ ಹೌದಲ್ಲ, ಕೇಕ್ ಎಲ್ಲ ರೆಡಿ ಇತ್ತಾ?
3: ಎಲ್ಲ ರೆಡಿ ಇತ್ತು, ನೀನ್ ಶೇರ್ ಇಟ್ಕೊ ಬಂದ್ರೆ ಆಯ್ತು.
4: ಅಣ್ಣ, ಶೇರ್ ಹಾಕುದ ನಂಗೇನ್ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಬಂದ್ರ ಮೇಲೆ ಬರೀ ಕೇಕ್ ಚೌ ಚೌ ಸ್ಪ್ರೈಟ್ ಕುಡ್ಕೊಂಡು ವಾಪಸ್ ಒಪ್ಪಕ್ ನಂಗೆ ಅಡಿಯ. ನಂಗ್ ವ್ಯವಸ್ಥೆ ಎಲ್ಲ ಸಮಾಯಿಕ.
3: ಇವತ್ತಿನ ಮಟ್ಟಿಗೆ ನೀ ಎಷ್ಟು ಕುಡಿತೀವೋ ಅಷ್ಟಿತ್ತು, ತಲೆ ಬಿಸಿ ಮಾಡ್ಕೋಬಾರ್ದ.
4: ಬರೀ ಬಾಯಂಗ್ ಹೇಳುದಲ್ಲ ಹಾ. ಕಡಿಕೆ ನನ್ ಹೆಣ್ ಕೈ ಕೊಟ್ಟಂಗ್ ನೀವ್ ಕೈ ಕುಡುಕಿಲ್ಲ, ಹಾಂಗ್ ಕೈ ಕೊಟ್ರೆ ಕಡುಕಲ್ ಮುಗಿನ್ ತೆಗ್ದಾವ್ ಮಂಡಿ ಮೇಲೆ ಹೊತ್ತಾಕ್ತಿ.
5: ನನ್ ಹೆಣ್ ಮೋಸ ಮಾಡದ್ದು ಈಗಳು ನನ್ನ ಎದಿಯೊಳಗೆ ಹೆಗುಳ ಮೋಳ ಮಾಡ್ದಂಗೆ ದೊಡ್ಡ ಮಾಳ ಆಯ್ತು.
3: ಓ ಮಾಳ ಆಯ್ತಾ? ಹಂಗಾರೆ ಲಕ್ಷ್ಮಣ ಹತ್ರ ಒಂದ್ ಲೋಡ್ ಕೆಂಪು

0: ಅಂತಂದ್ ಸೋರು ಕೇಳ. ನನ್ ಜೀವ್ಸಂಟ ನನ್ ಗೊತ್ತಿತ್ತು, ನಿಮ್ಗೆಲ್ಲ ಗಮ್ಮತ್ತಲ್ಲನ.
1: ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿಯಾರೆ, ತಪ್ಪು ಮಳಿದಲ್ಲ, ಆ ಬಿಸಿಲು ನಂಬಿ ಚಡ್ಡಿ ಒಣಸ್ದನದು.
0: ಹಾಂಗಂದ್ರೆ ಎಂತದ?
1: ಅದ ನಿಂಗೆ ಅರ್ಥ ಆತಿಲ್ಲ, 500 ರೂಪಾಯಿ ಇಡ್ಕ ಬಾ.
0: ಅಮ್ಮ ಅಮ್ಮ ಏ ಅಮ್ಮ
2: ಗಡ ಎಂತ ಅಷ್ಟು ಗ್ಯಾಂಡಿ ಕಿತ್ಕಕ್ ಹೋಗ್ತೆ, ನಾನ್ ಇಲ್ಲೇ ಇದ್ದೆ ನಿಂತ್ಕೊಂಡು ಹೊಟ್ಟಿ ಹೋಯ್ತಾ?
0: ಇಲ್ಲೇ ಇದ್ದಳಿಗೆ ಒಂದು ಹಾವು ಅಂಬುಗಾತಿಲ್ಯಾ, ಬಾಯಿಗೆ ಅಂತ ಅವಲಕ್ಕಿ ತುಂಬಿಕೊಂಡಿದ್ಯಾ? ಅದಿರ್ಲಿ, ಪಟ್ಟು ಒಂದು 500 ಕೊಡ.
2: 500 ರೂಪಾಯಿ ನನ್ನ ಹತ್ರ ಇಲ್ಲ, ಬೆಳ್ಮುಂಚೆ ಮೀನ್ ತಕ್ಕಂ ದುಡ್ಡು ಇಲ್ಲ, ಸಂಘ ಸಾಲ್ದಂಗ ನಾನೀಗ ಮೀನ್ ತಕೊಂಡದ. ನಾಳೆ ಸಂಘ ಕೊಟ್ಟಕ್ಕೆ ಇವ್ರ ಹತ್ರ ಕೇಳ್ಕ, ಅವ್ರ ಹತ್ರ ಇನ್ ಎಷ್ಟು ಇದಕ್ ಬಯಸ್ಕೊಂಡ್ಕೊ.
0: ನೀವಿಬ್ರು ಗಂಡ ಹೆಂಡತಿ ಎಂತ ಬೇಕಾರ ಮಾಡ್ಕೊಣಿ, ನಂಗ್ ಸಂಬಂಧ ಇಲ್ಲ, ನಂಗೊಂದು 500 ರೂಪಾಯಿ ಕೊಟ್ರೆ ಸಾಕು.
3: ತಿಂಗ್ಳ ತಿಂಗ್ಳ ಮನೆಗೆಲ್ಲ ತಂದಾಕು ದೀವ್ನೆ ಕಾಣ, ಈಗ ವಾಪಸ್ ಕೇಂತಿದ್ದ. ಕೊಡು ಕೊಡು ನಿನ್ ಮಗ್ನಿ ಕೊಡು.
0: ಅಮ್ಮ ನಾನ್ ನಿನ್ನ ಹತ್ರ ಮಾತಾಡ್ತಿದ್ದಿ, ಈ ನಾಯಿ ಹತ್ರ ಅಲ್ಲ.
3: ನಾನ್ ಇದ್ದದನ್ನೇ ಹೇಳದ್ ಸತ್ಯ ಹೇಳ್ರೆ, ಈಗಳಿನ ಕಾಲದಾಗ ಬೆಲೆ ಇಲ್ಲ.
0: ನಿನ್ ಸುದ್ದಿ ಬಂದ್ರೆ ಮಾತ್ರ ಮಾತಾಡ್ ನಾಯಿ, ನಾನಿಲ್ಲ ಅಮ್ಮನೊಟ್ಟಿ ಮಾತಾಡ್ತಿದ್ದೆ. ನಿಂದ ಎಷ್ಟೇ ತಸ್ಕೊಂಡ್ಕೊಂಡ ಸುಮ್ನೆ ಮುಲ್ಲೆ ಬಿತ್ಕೋ, ಕೆಲ್ಸ ಕಾರ್ಯಕ್ಕೆ ಹೋಯ್ದೆ, ಬಿಟ್ಟಿ ಕೂಡ್ತಿ ಮೂವೆಲ್ಲ ನಂಗೆ ಹೇಳ್ತೋ.
3: ಹೌದಪ್ಪ ನೀ ತಂದಾಕದಾರು ಸ್ವಲ್ಪ, ನಿಂದು ಡಿಗ್ರಿ ಮುಗಿತಲ್ಲ, ನೀ ಎಂತ ಕಿಸುತ್ತೆ ಅಂದಳಿ ನಾನು ಕಾಂತೆ.
0: ನನ್ ತಲಿ ಬಿಸಿ ನಿಂಗ್ ಬೇಡ, ನಂದ್ ಎಂತ ಹೇಳಿ ನಾ ಕಂಡ್ಕಂತಿ. ನಂಗ ತಲಿ ಸೆಳಿತಿತ್ತ, ಇನ್ ಒಂದು ಮಾತಾಡ್ರೆ ಸೊಡ್ಡಿ ಹಿಡ್ಕ ಗ್ವಾಡಿ ಜಪ್ಪುಕಿದ್ದಿ. ಹಿಡದ್ದೆಲ್ಲ
2: ಯೋ, ನಿಮ್ ಎಂತ ಜಮ್ರಗ್ಲಿ ಮಕ್ಕಳೇ, ಸುಮ್ನೆ ಕಳೆತೆ. ಅಪ್ಪಯ್ಯ ಬಂದ್ರಲ್ಲ.
4: ಎಂತ ಜ್ಯೋತಿಯ, ಎಂತ ಐತೆ?
2: ಅಯ್ಯೋ ನಂಗೆ ಅಡಿ ಅಮ್ಮಾರ್ರೆ, ಇವ್ ಜಗಳ ಕುಂಡಕೊಂಡ್ ನಂಗೆ ಸಾಕಾಯ್ತು. ಇವತ್ ಸರಿಯಾತೋ ನಾಳೆ ಸರಿಯಾತೋ ಅಂದಳಿ ಕಂಡ್ರೆ ಇವ್ ಹಣಿ ಬರ ಈ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂದ್ ಬದಗೆ ಕಿಚ್ಚಡ ಬೆನ್ನು ಇಡೀ ದಿನ ಕತ್ತಿ ಕಣಂಗ್ ದುಡ್ದು ದುಡ್ದ ರಾತ್ರಿ ಕೊಟ್ಟು ಒಂದ್ ಗೊಳಗೆ ಮೊನ್ಕಂತಿ ಅನ್ಕಂಡ್ರೆ ಇವ ನಂಬಿಡ್ತು ನನ್ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂಚೂರು ನೆಮ್ಮದಿ ಇಲ್ಲ ನನ್ ಮ್ಯಾಲೆ ಬಳ್ಳಿ ಹಾಕಂತ.
4: ನಿಂಗ ಐಕತ್ತೆ ಇದ ಬೇಕ ಬೇಕಾದಂಗೆ ಕೋಳಿ ಮೀನ್ ಅಂದ್ಲಿ ತಕಬಂದ್ ಲಾಯಕ್ ಮಾಡಿ ಬಾಯಿ ರುಚಿ ಮಾಡಿ ಮಾಡಿ ಕೊಡ್ತೆ ಕಣ, ತಿಂದ ತೆಗ್ಲಿ ಬಳದ ಇವಾಗ ಮತ್ತೆಂತಲ್ಲ.
3: ಅಪ್ಪಯ್ಯ ನಾ ಎಂತ ಮಾಡ್ಲ, ಎಲ್ಲ ಇವನೇ ಮಾಡದ್ದ.
0: ಹಾ ನಾ ಎಂತ ಮಾಡ್ದೆ, ಸುಮ್ನೆ ಸುಳ್ಳು ಸುಳ್ಳು ಹೇಳ್ರೆ ಸೊಟ್ಟು ಹೊಡೆದ ಹಾಕಿದ್ದಿ. ಸುಮ್ನೆ ಇರ್ಯಾ,
4: ಎಂತದ ನಿಮ್ ರಗಳಿ ಅಂತ ಹೇಳಿ.
0: ಅಪ್ಪಯ್ಯ ನಿಮ್ ಹೆಂಡತಿ ಮಗಳೊಟ್ಟಿಗೆ ಎಂತ ಬೇಕಾದ್ರೆ ಮಾತಾಡ್ಕಣಿ, ನಂಗ್ ತಡ ಆಯ್ತು, ನಂಗ್ ದುಡ್ಡು ಕೊಡಿ ನಾ ಹಾತೆ.
4: ದುಡ್ಡ ಎಂತಕ್ಕೆ?
0: ವೈಭವನ್ ಬರ್ತಡೆಗೆ ಕೇಕ್ ತಕಣಕ.
4: ಕೇಕ್ ತಕ್ಕ ಮುಖ ಇಲ್ಲ, ವಿನಯ ಬಾರಂಗ್ ಕೂಗ ಸರೇ ಕುಡುಕ.
0: ಅಪ್ಪಯ್ಯ
4: ಮುಚ್ಚ ಬಾಯ್, ನಿನ್ನೆಂತ ಗುತ್ತಿಲ್ಲದಲ್ಲಿ ಮಾಡಿದೆ, ನಂಗೆ ಬೆಳ ಮುಂಚಿಂದ ಸಾಯಂಕಾಲವರೆಗೂ ಅಬ್ಬಿ ಮಾಡ ತಿನ್ಕೊಂಡು ತೆಗ್ಲಿ ಬೆಳೆಸ್ಕೊಂಡು ಕಾಲ್ ಮೇಲ್ ಮಾಡ್ಕ ಮನಿಕ ಮೊಬೈಲ್ ಕಮ್ದ ಸಾಯಂಕಾಲ ಅವ್ರ ಕೂಡ್ಲೆ ಹರ್ಗ ತಿರುಗು ಕೋಪ್ದ ಬಾರಂಗ್ ಕುಕ ಸರೇ ಕುಡುದ ಆ ಗೋಳಿ ಮರದಡಿ ನಿತ್ಕ ಹೊತ್ತ ಬತ್ ಹೆಣ್ಗಳಿಗೆಲ್ಲ ಲೈನ್ ಹಾಕುದು. ಥೂ ನಿನ್ನ ಜನ್ಮಕ್ಕಿಷ್ಟ, ನನ್ನ ಮಗ ಅಂದಲ್ಲಿ ಹೇಳ್ಕ ಮುನ್ನ ಆಚಿಕ್ಯಾತ್ ನಂಗೆ. ನೀನ್ ಹಿಂಗೆ ಇದ್ರೆ ಹ್ಯಾಂಗಡ ಮನಿ ಕಟ್ಕ ಅಕ್ಕನ ಮದಿ ಮಾಡ್ಕ ನೀನ್ ಮದಿ ಏಕ?
0: ಅಯ್ಯ ಅಪ್ಪ ಇದೆಲ್ಲ ಇತ್ತ ಮತ್ತೆ? ಇಲ್ ಕೇಣಿ ಅಪ್ಪಯ್ಯ, ಮನಿ ಕೊಟ್ಟಕ್ ಒಂದ್ 30 ಲಕ್ಷ, ಅವಳ ಮದಿಗೊಂದ್ 30 ಲಕ್ಷ, ನನ್ ಮದಿಗೊಂದ್ 30 ಲಕ್ಷ, ಟೋಟಲ್ 90 ಲಕ್ಷ ಸಾಲ ನನ್ ತಲೆ ಮೇಲೆ ಹೊರಿಸಿ ಸಾವಲವರಿಗೂ ಸಾಲ ತೀರ್ಸ್ಕೋಕಂ ನಂಗೆ ಹಿಡಿಯ.
4: ಮತ್ತೆಂತ ಇದನ್ನೆಲ್ಲ ಬೇರೆಯವ್ರ ಮನೆಯವ್ರು ಬಂದ್ ಮಾಡ್ತಾರ, ಗಂಡ ಅದನ್ನ ನೀನೇ ಜವಾಬ್ದಾರಿ ತಗಣಕ್.
0: ಹಾ ಈಗ ಬಂದ್ರಿ ಕಾಣಿ ಪಾಯಿಂಟ್ಗೆ, ಎಂತಕ್ ನಾನೊಬ್ನೇ ಮಾಡ್ಕ? ಗಟ್ಟಿ ಕೆಂಬುಕಾರೆ ನನ್ಕಿಂತ ಜಾಸ್ತಿ ಅವಳಿಗೆ ಖರ್ಚು ಮಾಡಿರಿ ನೀವು, ಅವಳು ಹೈಸ್ಕೂಲ್ ಇಂದ ಇಂಗ್ಲಿಷ್ ಮೀಡಿಯಂ ಕಳ್ಸಿರಿ, ಕಿಚ್ಚಿಡದ ಮೊಣಗಟ್ಟಿಯನ್ನೇಳಿ ತಯಿಸಿ ಕೊಟ್ಟು ಕೊಟ್ಟು ಸ್ವಲ್ಪ ಖರ್ಚು ಮಾಡಿರಿ ಅವಳಿಗೆ. ಅದೇ ಮನೆ ಜವಾಬ್ದಾರಿ ಅಂದೇಳಿ ಬಂದಲ್ಲ ಗಂಡು ಗಂಡನೇಳಿ ಅಂತ ಕೇಳುದ, ಅವಳು ಸ್ವಲ್ಪ ಜವಾಬ್ದಾರಿ ತಕೊಂಡ್ಲಿ. ಡಿಗ್ರಿ ಮುಗಿಸಿ 3 ವರ್ಷ ಆಯ್ತು, ಹೇಳಿಗ್ ಒಂದ್ 4 ತಿಂಗಳು ಕೆಲ್ಸಕ್ ಹೋದಳ, ಅದನ್ ಕೈದ್ ಮಾಡ್ಕೊ 3 ವರ್ಷ ಮನೆಗೆ ಕಂಡಾಳ. ಅದ್ರ ಸುದ್ದಿ ಮಾತಾಡಕ್ ಬಾಯ್ ಬತ್ತಿಲ್ಲ ನಿಮ್ಗೆ. ನಾನ್ ಮೊನ್ನೆ ಡಿಗ್ರಿ ಎಕ್ಸಾಮ್ ಬರದಷ್ಟೇ, ರಿಸಲ್ಟೇ ಬರಲ್ಲ ಇನ್ನು, ಈಗಲೇ ಕೆಲ್ಸಕ್ಕೋಗ್ ಅಂತ ಶುರು ಆಯ್ತಕ್ಕಂತಾರ? ಇಲ್ ಕಾಣಿ ಮನೆ ಕಟ್ಟುದಾರೆ ಅವಳು ದುಡ್ಡು ಹಾಕ್ಲಿ ನಾನು ದುಡ್ಡು ಹಾಕ್ತೆ, ನಾನ್ ಮದಿಗೆ ಇದೆಯಾತಿಲ್ಲ, ಅವಳು ಯಾರನ್ನಾರು ಲವ್ ಮಾಡದಿದ್ರೆ ಓಡಿ ಮದಿ ಅಪ್ ಕೇಳಿ ಆಯ್ತಲ್ಲ, ನಂಗೂ ತಲೆ ಬಿಸಿ ಇಲ್ಲ ನಿಮ್ಗೂ ತಲೆ ಬಿಸಿ ಇಲ್ಲ.
4: ಯಪ್ಪ ನೀನು ನನ್ನ ಮಗನ ಚಣಕಿಪತಿಗೆ ಸೈಕಲ್ ಕೂರ್ಸ್ಕೋಪತಿಗೆ. ಅಪ್ಪಯ್ಯ ಅಪ್ಪಯ್ಯ ನಾನು ದೊಡ್ಡ ಮನಿ ಕಟ್ತೆ, ಅಕ್ಕನ ಮದಿ ದೊಡ್ಡ ಹಾಲ ಗಡ್ಜು ಮಾಡಿ ಮಾಡಿಸ್ತೆ, ಹೊಸ ಕಾರ್ ತಕೊಂಡ ನಿಮ್ಮನ್ ಎದ್ರ ಸೀಟ್ ಕೂರ್ಸ್ಕೊಂಡ ಮನೆಯವ್ರನ್ನೆಲ್ಲ ಕರ್ಕ ಊರಿಡೀ ತಿರ್ತೆ ಅಂದ್ರೆ ಹೇಳದ್ ನೀನಯ್ಯ. ನಮ್ಗ ಮಂಡಿ ಸಮ ಇಲ್ಲ, ನಾವು ನಿಮ್ಮನ್ನ ಕಷ್ಟಪಟ್ಟು ಸಾಂಕಿ ನಾವು ಹಳತಾಪತಿ ಮಕ್ಕಳನ್ನ ನಮ್ಮ ಸಾಕ್ತು ಅಂದ್ರೆ ಆಸೆ ಇಟ್ಕ ಕಾಯ್ತಿತ್ ಕಾಣ, ನಮಗ್ ಮಂಡಿ ಸಮ ಇಲ್ಲ. ನಾವಂತೂ ಶಾಲೆಗೆ ಇಲ್ಲಿಗೆ ಹೋಯ್ಲ, ಮಕ್ಕಳಾರು 4 ಅಕ್ಷರ ಕಲೀಲಿ, ಹರ್ಗು ಆದಲ್ಲ ಬೇರೆಯವ್ರ ಕೈ ಬೈ ಕಾಂಬು ಬ್ಯಾಡ ಅಂದಲ್ಲಿ ಕೈ ತುಂಬಾ ದುಡ್ಡು ಕೊಟ್ಟು ಕಳ್ಸಿ ಇಷ್ಟೆಲ್ಲ ಸಾಂಕಿ ಸಲಗಿ ಎದಿ ಎತ್ತರ ಬೆಳೆಸ್ತೆ ಕಾಣ. ಈಗ ಬೆಳೆದ್ರ ಮೇಲೆ ಅಕ್ಕನ ಹತ್ರ ಯಾರೊಟ್ಟಿಗಾರು ಓಡಿ ಹೋಗು ಕೇಳಿ. ಎಂತ ಮಾತಾಡ್ದೆ ಮಗ, ಇದೆಲ್ಲಾರು ಹೆರ್ಗು ಗುತಾರಿತ್ತಲ್ಲ, ನಾ ಮುಖ ತಕ್ಕ ತಿರ್ಗೂ ಕತ್ತನ. ಹಾ ಮೊನ್ನೆ ಹೋಟ್ಲಂಗ್ ಕೆಲಸ ಮಾಡೋತಿಗೆ ಕುಕ್ಕರ್ ಎತ್ತು ಕೈದೆ ಕಾಲ್ ಮೇಲೆ ಬಿದ್ದ, ಬಿಸಿ ನೀರೆಲ್ಲ ಕಾಲ್ ತುಂಬ ಚೊಲ್ಲಿ ಹೋಯಿ, ಚರ್ಮ ಸುಟ್ಟು ನಿಗ್ರಿ ಹೋಯ್ತು. ಆ ಉಮೇಶ್ ಅಣ್ಣ ಬಂದ್ಕಂಡ, ಶಂಕರಣ್ಣ ಮಗನ್ ಶಾಲಿ ಐತಲ್ಲ, ಇನ್ನವ ಮನೆ ಜವಾಬ್ದಾರಿ ಎಲ್ಲ ತಕಂತ ನೀವಿನ್ ಕೆಲ್ಸಕ್ ಬರ್ಬೇಡಿ ಅಂದ್ಲಿ ಹೇಳ್ರು, ನೀ ಮಾತಾಡದ್ ಕೇಳ್ರಿತ್ತಲ್ಲ ಅಂತಂದೆ. ಹೆಣ್ಣ ಗಂಡ ಸಮಸಮ ಅಂತೆಲ್ಲ, ಹೆತ್ತರಿಗಿಬ್ರು ಒಂದೇಯ, ಹೆತ್ತರ ಏಯ್ಗಳಿಗೂ ಭೇದ ಭಾವ ಮಾಡುದಿಲ್ಲ. ವಾ ಒಂದ್ ಮಾತ್ ಹೇಳ್ತಿ ಕೇಣ, ಹೆಣ್ಣಾದಳ ಮುಂದೊಂದಿನ ಮದಿ ಬೇರೆ ಮನೆ ಬೆಳಗೂ ಕೋಪಳ, ಕೊಟ್ಟಿ ಹೆಣ್ಣ ಕುಲ ಜರ್ಗೆ, ಈ ಮನೆ ಜವಾಬ್ದಾರಿ ಎಲ್ಲ ತಕಣಕಾದನ ನೀನ್ ಗಂಡ್ಸಾದನ್. ಆ ಗಂಡ್ಸಿನ ಬಾಯಂಗೆ ನೀನಾಗಳ ಮಾತಾಡ್ದೆ ಕಾಣ, ಅಂತ ಮಾತಲ್ಲ ಯಾವತ್ತು ಬಪ್ಪುಕಾಗ್ದ, ಯಾವತ್ತು ಬಪ್ಪುಕಾಗ. ಚಣಕಿದ್ದಲಿಂದ ಮನೆ ಕಷ್ಟ ಎಲ್ಲ ಕಂಡ್ಕಂಡ ಪ್ರಾಯಕ್ ಬಂದ್ರ ಮೇಲೆ ದುಡುಕ್ ಹೋಯಿ, ಅಕ್ಕ ತಂಗಿ ಮದಿ ಮಾಡಿಸಿ ಒಂದು ಮನೆ ಕಟ್ಟಿ, ತಾನೂ ಒಂದು ಮದಿಯಾಯಿ, ಅವನು ಅಪ್ಪ ಆಯಿ. ಅಷ್ಟೊತ್ತಿಗೆ ಅವನಪ್ಪನ ಹತ್ರ ಬಂದ್ಕೊಂಡು ಒಂದು ಮಾತು ಹೇಳ್ತ ಕಾಣ, ಅಪ್ಪಯ್ಯ ಇನ್ನು ನೀವು ತಲೆಬಿಸಿ ತಕೊಂಡ್ಬಿಡಿ, ನಾನಿದ್ದೆ. ಈ ಒಂದು ಮಾತು ಕೇಂದ್ರ ಕೂಳೆ ಎಂತದ್ದು ಬೇಡ, ಅಲ್ಲೇ ಕಣ್ಮುಚ್ಚಿ ಬಿಡು ಅಂದಲ್ಲಿ ಅನ್ಸತ್, ಅಷ್ಟು ನೆಮ್ಮದಿ ಸಿಕ್ಕತ್. ಅಣ್ಣ ನಿನ್ನ ಕೈ ಮುಗಿತೆ, ನೀನು ಮನೆ ಜವಾಬ್ದಾರಿ ತಕೊಂಡ್ ಎದುರೋಡಿಲ್ಲ, ಹಿಂಗಿನೊಂದು ಮಾತಾಡಿ ಊರಂಗ ನಮ್ಮ ಮರ್ಯಾದೆ ತೆಗಿಬೇಡ. ಎಷ್ಟೇ ಕಷ್ಟ ಆರೋಡಿಲ್ಲ, ನಾನು ಒಂದು ಮನೆ ಕಟ್ತೆ, ನನ್ನ ಮಗಳ ಮದಿ ನಾನು ಮಾಡಿಸ್ತೆ, ನನ್ನ ರಟ್ಟಂಗ್ ಬಲೈಪ್ಪಲವರಿಗೆ ನನ್ನ ಹೆಂಡತಿ ನಾನು ಸಾಂಗ್ತೆ.
5: ಸಾರಿ ಅಪ್ಪ, ಇನ್ ಹಿಂಗ್ ಮಾಡುದಿಲ್ಲ.
6: ಸಾರಿ ಅಪ್ಪ, ನಂದು ತಪ್ಪಾಯ್ತು, ನಾ ಕ್ಷಮಿಸಿ.
4: ಹಾ ಬಂತಲ್ಲ ಫೋನ, ಆ ಹೋ ಕೆಲ್ದಿದ್ದನ್ನದ ಎತ್ತ ಸ್ಪೀಕರಿಗೆ ಹಾಕ.
7: ಹಲೋ
1: ಏ ಧನುಷ, ಎತ್ಸತ್ತಿದೆ ಮಾರೆ ನಿನ್ಗಂದೇಳಿ, ಮೂರ್ ಬಿಯರ್ ಬಾಟ್ಲಿ ಹಿಡ್ಕೊಂಡು ನಿಮ್ಮನೆ ಹೆರ್ಗ್ ನಿಂತಿದೆ, ಬೇಗ ಬಾ.
4: ಏ ಬೊಬ್ಬರ್ಯಾ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ. ವಿಶ್ವ ಕುಂದಾಪುರ ಕನ್ನಡ ದಿನ.
1: ಹಾಯ್, ನಮಸ್ಕಾರ ಮರೆ, ನಾನ್ ನಿಮ್ ಬೃಂಗ. ಎಲ್ಲರಿಗೂ ಆಷಾಢಿ ಹಬ್ಬದ ಮತ್ತೆ ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ಎಲ್ಲ ರೇಡಿಯೋ ಕುಂದಾಪುರ ಕೇಣಿಯಕ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮೊದಲನೇದಾಗಿ ಎಲ್ಲರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳು. ನಾನು ಆರ್ ಜೆ ವೈಭವ್ ಶೆಟ್ಟಿ, ನಮ್ಮ ಜೊತೆ ಇದ್ರೆ ಸಮೀಕ್ಷಾ ಶೆಟ್ಟಿ, ಶ್ವೇತಾ, ಈಗ ನಮ್ಮ ಒಟ್ಟಿಗೆ ಇದ್ರೆ ನಿಮ್ ಸರ್, ನಿಮ್ಮ ಹೆಸರು ಅಂತ?
3: ಹರೀಶ್. ಉಳ್ಳ
2: ಹರೀಶ್ ಅಂತ.
4: ರಾಪ್ ಅಂದ್ರೆ ಅಂತ ಗೊತ್ತಿತ್ತ? ರಾಪ್ ಅಂದ್ರೆ ಅಂತ ಗೊತ್ತಿತ್ತ?
3: ರಾಪ್ ಅಂದ್ರೆ ಜಾಪ್ ಮಾಡ್ತಾರಂತಾರ, ಅದು ರಾಪ್.
4: ನೀವ್ ಯಾರನ್ನಾರು ಇಷ್ಟೊಳಗೆ ರಾಪ್ ಮಾಡೋರ್ ಅಂತ ಕಂಡಿರ್ಯಾ?
3: ಇರ್ತಾರೆ ಕೆಲವರು, ಒಂದೊಂದು ಬದಿಯಲ್ಲ ಒಬ್ಬರು ಇರ್ತಾರೆ ಒಂದ್ ಕಡೆ ಹೋದಲ್ಲೆಲ್ಲ. ಕೆಲವು ಮಕ್ಕಳೇ ಈಗ ಗಾಡಿ ಗಿಡ ರಾಪ್ ಮಾಡ್ಕೊ ಹತ್ರ ಮಾರ ಅಂತಾರಲ್ಲ, ಗಾಡಿಗೆ ಹೋಪದಿಗೆ. ಹಾಗೆ
2: ಸರ್, ಥ್ಯಾಂಕ್ ಯು.
1: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಕುಂದಾಪುರ ಮಾತುಕತೆಯಲ್ಲೇ ಕಲಾವಿದ್ರಂತಾನೆ ಹೇಳಬೇಕು. ಅದರಲ್ಲೂ ಇವರ ವಿಶೇಷತೆ ಅಂತ ಕೇಂದ್ರ ಧಿಂಸಾಲೆನಿರಣ್ಣ ಧಿವಿಗುಡ್ಕ ಕುಣಿರೋ ಅಂತೇಳಿ ಹೇಳುವರ. ಸೊ ಜನಪದ ಕಲಾವಿದರು ವೀರಭದ್ರ ಅವರು ಕೋಣಿಯಿಂದ ಅಲ್ಲ,
5: ಮೂಡ್ಲಕಟ್ಟೆ.
1: ಮೂಡ್ಲಕಟ್ಟೆಯಿಂದ
5: ಸಟ್ಟವಾಡಿ. ಮೂಡ್ಲಕಟ್ಟೆ ಸಟ್ಟವಾಡಿ.
1: ಮೂಡ್ಲಕಟ್ಟೆ ಸಟ್ಟವಾಡಿಯ ವೀರಭದ್ರ ಅವರು ನಮ್ಮೊಟ್ಟಿಗಿದ್ರೆ ಸರ್, ನಮಸ್ಕಾರ ಕುಂದಾಪುರ ಮಾತುಕತೆಗೆ ಸ್ವಾಗತ.
5: ನಮಸ್ಕಾರ.
1: ಖುಷಿ ಆಯ್ತು ಸರ್ ನೀವು ಬಂದದ್ದ.
5: ಖುಷಿ
1: ಅಲ್ಲ? ಓಕೆ, ಈಗ ನೀವು ಕಲಾವಿದ್ರು ಅಂತ ಹೇಳಿದ್ರಿ, ಎಂತಲ್ಲ ಎಂತಲ್ಲ ಮಾಡಿದ್ರಿ ನೀವು ಕಲಾವಿದರಾಗಿ, ಒಂಚೂರು ಹೇಳಿಕಂಬ.
5: ಕಲಾವಿದರಾಗಿ ಈಗ ನಾನು, ನೀವೀಗ ಏನಾದ್ರೂ ಒಂದು, ನಾನೊಂದು ಯಕ್ಷಗಾನದಲ್ಲಿ ಆಗ್ಲಿ ಅಥವಾ ಯಾವ್ದಾದ್ರು ಒಂದು ನಾಟಕದಲ್ಲಾಗಿ ಹೋಗಿ ಯಾವ್ದಾದ್ರು ಒಂದು ದೃಶ್ಯ ನಾನು ನೋಡಿಬಿಟ್ರೆ ಅದನ್ನ ನಾನು ತಲೆಗೆ ಹೈಕೊಂಡು ಬಿಟ್ರೆ ಅದನ್ನ ನಾನು ತಲೆಗೆ ಹೈಕೊಂಡು ಅದನ್ನ ಮಾತಾಡಬೇಕು, ಅದನ್ನ ಕಲ್ತ್ಕೊಳ್ಬೇಕು. ಅದೊಂದು ಹುಚ್ಚ ಮೊದ್ಲಿಂದ, ಅದೊಂದು ಹವ್ಯಾಸ.
1: ಓಕೆ, ಸೊ ಹಂಗಾಗಿ ನೀವು ಎಂತ ಕಂಡ್ರು ಅದನ್ನ ಮಂಡಿಗೆ ಹಾಕೊಂಡು ಮತ್ತೆ ನೀವು ಅದನ್ನ ಮಾಡ್ತೀರಿ. ಯಕ್ಷಗಾನ, ಯಕ್ಷಗಾನ ಅತ್ತ ಅರ್ಥಗಾರಿಕೆ ಅದನ್ನು ಮಾಡ್ತೀರಿ, ಜನಪದ ಹಾಡಂದ್ರೆ ಅದನ್ನು ಹೇಳ್ತೀರಿ.
5: ನಾಳದಲ್ಲಿ ಯಕ್ಷಗಾನ ಮೇಳದಲ್ಲಿ ಇದ್ದಿ 2 ವರ್ಷ, ಕೂಡ್ಲಿ ಮೇಳ ತಾಳ್ಗುಪ್ಪದ ಹತ್ರ, ಸಾಗರ ತಾಳ್ಗುಪ್ಪದ ಹತ್ರ ಕೂಡ್ಲಿ ಮಠದ ಮೇಳದಲ್ಲಿ 2 ವರ್ಷ ಇದ್ದಿ. ಆಮೇಲೆ ಆಯನೂರ ಹತ್ರ ಕಲ್ಕುಚ್ಚಿ ಮೇಳ ಅಂತೇಳಿ ಶಿವಮೊಗ್ಗ ಕೋಗ ರೋಡ್ ನಲ್ಲಿ ಆಯನೂರು ಬಂತು. ಅಲ್ಲಿಂದ 12 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಕೃಷ್ಣಪ್ಪನವರು ಮೇಳದ ಏಜೆಂಟ್ರು, ಹೆಮ್ಮಾಡಿ ಶೇಷ ಭಾಗವತ ಅಂತ ಹೇಳಿದ ನಮ್ಗೆ ಗುರುಗಳು, ಅವರಲ್ಲಿ ನಾನು 2 ವರ್ಷ ಮಾಡಿದ್ದೀನಿ. ಮತ್ತೆ ಈ ನವರಾತ್ರಿ ವೇಷ ಅಂತ ಉಂಟು, ನವರಾತ್ರಿಗೆ ಅಂತ 10 ದಿವಸ ಮನವನಿಗೆಲ್ಲ ವೇಷ ಕೊಟ್ಕೊಂಡು ಹೋಗಿ ಮನವನಿಗೆಲ್ಲ ಒಂದು ಸಂವಾದದಲ್ಲಿ ಹಾಡಿ ಹೇಳುವುದು.
1: ಓಕೆ,
5: ಅದರಲ್ಲಿ ನಾನು ಸ್ತ್ರೀಪಾಲಟ ಮಾಡಿದ್ದೀನಿ, ಪುರುಷ ವೇಷನೂ ಮಾಡಿದ್ದೀನಿ.
1: ವೆರಿ ನೈಸ್. ಓಕೆ,
5: ಅದಾಯ್ತಾ.
1: ಸೊ ಇದೆಲ್ಲ ನೀವು ಮಾಡ್ತೀರಿ ಅಲ್ಲ, ನೀವು ಎಷ್ಟು ವಯಸ್ಸಿನಿಂದ ಇದನ್ನೆಲ್ಲ ಮಾಡು ಶುರು ಮಾಡೋದು ಅದೊಂಚೂರು ಹೇಳು.
5: ಹೇಳಿ ವರ್ಷನ
1: ಯಾವ ಯಾವ ವಯಸ್ಸು ಎಷ್ಟು ಅಣ್ಣರು 20?
5: ಸಾಮಾನ್ಯವಾಗಿ ನಾನು 4ನೇ ಕ್ಲಾಸ್ ಶಾಲೆ, ನಾನು 55ರಲ್ಲಿ ಹುಟ್ಟಿರೋದು, 1955ರಲ್ಲಿ ಹುಟ್ಟಿರೋದು.
1: ಅಂದ್ರೆ ನಿಮ್ಗೆ ಈಗ 71 ವರ್ಷ?
5: 70-71 ವರ್ಷ.
1: ಓಕೆ, ಹಾ ಹೇಳಿ ಸರ್. ಹಾ,
5: ಆವಾಗ ಒಂದು 4-5ನೇ ಕ್ಲಾಸ್ ಶಾಲೆ ಓದಿದ್ದೀನಿ. ಶಾಲೆ ಓದಿ ಆಮೇಲೆ ನಾನು ಇವನಿಗೆ ಮದುವೆ ಮಾಡಬೇಕು, ಮನೆಯಲ್ಲಿ ಇಟ್ಕೊಳ್ಬೇಕು, ಹೊರಗಡೆ ಎಲ್ಲ ತುಂಟ್ರು ಹುಡುಗರ ಜೊತೆ ಸೇರಬಾರ್ದು ಅಂತ ನಮ್ಮ ತಂದೆ 19 ವರ್ಷದಲ್ಲಿ ನನಗೆ ಮದುವೆ ಮಾಡಿದರು. ಮದುವೆ ಮಾಡಿ ಒಂದು 1.5 ವರ್ಷ ನಮ್ಮ ಹೆಂಡತಿ ಮನೆಗೆ ನಾನು ಹೋಗೋಕ್ಕಾಗದೇ ಇರೋದ್ರಿಂದ ಯಕ್ಷಗಂಧರ ಜೊತೆಗೆ ಓಡಿ ಹೋದೆ. ಓಡಿ ಹೋಗಿ ನನ್ನ ತಂದೆಯವರು ಆವಾಗ ಸಾಗರದ ಹತ್ರ ಮಡಿನೂರ್ ಅಂತ ಬಂತು. ಮಡಿನೂರ್ನಲ್ಲಿ ಮನ್ಸೂರ್ನ ದೇವ್ ನರಬಲ್ಲಿ ಕೇಳ್ತಿತ್ತಂತೆ ಆ ಡ್ಯಾಮ್. ಆ ನರಬಲ್ಲಿ ಕೇಳುವಾಗ ಶಾಲೆ ಮಕ್ಕಳನ್ನೆಲ್ಲ, ಮಗ ಎಲ್ಲಿ ಹೋಗ್ತೀರಿ, ಬನ್ನಿ ಕಾರ್ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿ ಎಲ್ಲ ಹಾಕ್ತಿದ್ರಂತೆ. ಆ ಟೈಮ್ನಲ್ಲಿ ನಾನು ಓಡಿ ಹೋಗಿದ್ದು.
1: ಓಕೆ,
5: ಓಡಿ ಹೋದ್ಮೇಲೆ ನಮ್ಮ ತಾಯಿ ಸಾಮಾನ್ಯವಾಗಿ 1 ತಿಂಗಳಿನಿಂದ ಅನ್ನ ಆಹಾರ ಏನು ಮುರಿದ್ರೆ ನನ್ನ ಮಗನ ತಗೊಂಡೋಗಿ ಕಟ್ಟಿಗೆ ಹಾಕಿದ್ರು, ನನ್ನ ಮಗ ಇನ್ನು ಕಾಣ್ಲಿಕ್ಕೆ ಆಗುದಿಲ್ಲ ಅಂತ ಯತಿಯಿಂದ 1 ತಿಂಗಳು 1.5 ತಿಂಗಳು ಊಟ ಬಿಟ್ಟು ನಿದ್ದೆ ಬಿಟ್ಟು ಅವರು ಪೇಷಂಟ್ ಆದ್ರು.
1: ಅಮ್ಮ ಅಂದ್ರೆ ಅಮ್ಮನೇ ಕಾಣಿ,
5: ಪೇಷಂಟ್ ಆದ್ರು. ಆವಾಗ ಏನಾಯ್ತು, ನನಗೆ ಅಲ್ಲಿ ಯಕ್ಷಗಾನಕ್ಕೆ ಹೋದವನಿಗೆ ರಾತ್ರಿಯಲ್ಲೇ ಯಕ್ಷಗಾನ ಕುಣಿಯೋದು. ಹಗಲಿನಲ್ಲಿ ನನಗೆ ಮಲಗುವಾಗ ಮನೆಗೆ ಹೋಗು ಮನೆಗೆ ಹೋಗು ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಅನ್ಸೋದು, ಮನೆಯಲ್ಲಿ ಅನಾಹುತ ಆಗ್ತದೆ ಮನೆಗೆ ಹೋಗು ಅಂತೇಳಿ. ಆವಾಗ ಮೇಲ್ ಸಾಹುಕಾರ ಹತ್ರ ಹೇಳಿ ಒಂದ್ ಎರಡು ದಿವಸ ಬಿಡು ನೋಡಿ ಒಂದ್ ದಿವಸ ಮನೆಗೆ ಬಂದೆ. ಮನೆಗೆ ಬರುವಾಗ ನಮ್ಮ ತಾಯಿಗೆ ಲೋಟದೊಳಗೆ ಶಿವಾಳದ ನೀರ್ ಹಾಕಿ ರಾಗಿ ನೀರ್ ಹಾಕಿ ಕುಡಿಸ್ತಾ ಇದ್ರು.
1: ಅಷ್ಟು ಹುಷಾರಿಲ್ಲ ಅವರಿಗೆ,
5: ಅಷ್ಟು ದೇವದಲ್ಲಿ ಅಷ್ಟು ವಿತ್ತನ್ಸ್ ಆಗಿದ್ರು. ನಮ್ಮ ಮಗ ಹೋದ, ನಮ್ಮ ಮಗ ಯಾವಾಗ ಬರ್ತಾನೆ, ಎಲ್ಲೋದ ಎಲ್ಲೋದ ಅಂತ ಹೇಳಿ. ಆ ಒಂದು ಟೈಮ್ನಲ್ಲಿ ನಮ್ಮ ಸಾಹುಕಾರಿಗೆ ಹೇಳಿ ಮನೆಯಲ್ಲಿ ಏನೇ ಆಗ್ಲಿ ಒಂದು ದಿವಸಕ್ಕೆ ಹೋಗಿ ಅಲ್ಲಿ ಮಕ ತೋರಿಸಿ ಬರ್ತೇನೆ ನಮ್ಮ ತಾಯಿಗೆ ಅಂತ ಅಲ್ಲಿಂದ ಹೊರಟು ಬಂದೆ. ಹೊರಟು ಬರುವಾಗ ಯಾರೋ ಹೇಳಿದ್ರು ನಮ್ಮ ತಾಯಿ ಹೆಸರು ಬುಡ್ಡು ಅಂತೇಳಿ. ಬುಡ್ಡಕ್ಕ ನಿನ್ ಮಗ ಬಂದ ಅಂತೇಳಿ. ಅವಾಗ ನಮ್ಮ ತಾಯಿ ನಡೀಲಿಕ್ಕೆ ಆಗ್ತಿದ್ದವರು ಎದ್ದು ಬಾಗಿಲಿಗೆ ಬಂದ್ರು.
1: ಓಕೆ
5: ಆಯ್ತಾ. ಅದು ಇವತ್ತು ಆ ದೃಶ್ಯಗಳನ್ನು ಹೇಳಲಿಕ್ಕೆ ನಂಗೆ ಬಹಳ ಒಂಥರ ದುಃಖ ಆಗತ್ತೆ.
1: ಅಬ್ಬಿ ಪ್ರೀತಿ ಕಾಣಿ
5: ಅಷ್ಟು ಆದ್ಮೇಲೆ ಅವರು ನಮ್ಮ ಹತ್ರ ಕೊನೆಗೆ ಭಾಷೆ ತಗೊಂಡ್ರು.
1: ಎಂತಂದೇಳಿ,
5: ನಾನು ಇರುವಲ್ಲಿವರೆಗೆ ನೀನು ನನ್ನ ಬಿಟ್ಟು ಹೋಗಬಾರ್ದು, ಎಲ್ಲೂ ಹೋಗಬಾರ್ದು, ನನ್ನ ಜೊತೆಗೆ ಇರಬೇಕು ಅಂತೇಳಿ. ಇಲ್ಲಮ್ಮ, ನಾನು ಒಂದು ಯಕ್ಷಗಾನಕ್ಕೆ ನಾನು ಮಾತು ಕೊಟ್ಟಿದ್ದೀನಿ, ಇನ್ನೊಂದು ಒಂದ್ ತಿಂಗಳು ಒಂದೂವರೆ ತಿಂಗಳು ಯಕ್ಷಗಾನ ಉಂಟು, ಆ ಯಕ್ಷಗಾನ ಮುಗಿಸ್ತಾ ಸೀದಾ ಬರ್ತೀನಿ ಅಂತ ಹೇಳಿ ತಾಯಿಗೆ ಮಾತ್ರ ಹೇಳಿ ಅಪ್ಪನಿಗೆ ಹೇಳಲಿಲ್ಲ. ಅಪ್ಪ ತುಂಬಾ ಶೆಟ್ಟಿನವ್ರು, ಅಪ್ಪನಿಗೆ ಹೇಳಲಿಲ್ಲ. ಮತ್ತಿರ್ಗ ಅಲ್ಲಿಗೆ ಯಕ್ಷಗಾನಕ್ಕೆ ಹೋಗಿ ಯಕ್ಷಗಾನಕ್ಕೆ ಆ ವರ್ಷದ ಯಕ್ಷಗಾನ ಎಂಡ್ ಮಾಡಿ ಅಲ್ಲಿಂದ ಮನೆಗೆ ಬಂದು ಸೇರ್ಕೊಂಡೆ. ಮನೆಗೆ ಬಂದು ಸೇರ್ಕೊಂಡು ಕೂಡ್ಲೆ ಇನ್ನು ಹಿಂಗೆ ಎಲ್ಲಾರು ಓಡಿ ಹೋಗ್ತಾನೆ ಅಂತೇಳಿ ಹೇಳಿ ಅಷ್ಟಕ್ಕೆ ಹೆಂಡತಿ ಗಂಡನ ತಕ್ಕಂತ ಹೆಂಡತಿ ಆದ್ಲು. ಇವತ್ತು ಮದುವೆ ಆಗಿ ಮೂರು ಜನ ಮಕ್ಕಳು ನನಗೆ, ಮೂರು ಗಂಡು. ಇವತ್ತು ಹೆಂಡತಿಗೆ ಈಗ 60 ವರ್ಷ ಆಯ್ತು, ನನಗೆ 70 ಆಯ್ತು. ನಾವು ಒಳ್ಳೆ ಸುಖ ಜೀವನ ನಡೆಸ್ತಾ ಇದ್ದೀವಿ,
1: ಖುಷಿಯಲ್ಲಿದ್ದೀವಿ,
5: ಖುಷಿಯಲ್ಲಿದ್ದೇವೆ.
1: ಅದು ತುಂಬಾ ಇಂಪಾರ್ಟೆಂಟ್ ಕಾರ್ಯ. ಓಕೆ, ಈಗ ನಿಮ್ಗೆ ನಾನು ಆಕ್ಚುಲಿ ಅವತ್ ನಿಮ್ಮನ್ನು ಕಂಡದ್ದು ಶಿವರಾತ್ರಿ ಹಬ್ಬದ ದಿನ ಹಣ್ಬು ಸುಡುವತ್ತಿಗೆ ನೀವು ಧಿಮ್ಸಾಲ್ ಹಾಕುದು ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಆದ ಅದೇ ಕಾಣಿ. ನಾವು ಶಣಕಿಪದಿಗೆಲ್ಲ ಕೇಳಿತ್ತು, ಬಟ್ ನಾನು ಅಷ್ಟು ಕಂಡಿರ್ಲಿಲ್ಲ. ನನ್ಗ ಆ ಧಿಮ್ಸಾಲ್ ಹಾಡಿತ್ತಲ್ಲ, ಭಾರಿ ಖುಷಿ ಆಯ್ತು, ಭಾರಿ ಇಂಟ್ರೆಸ್ಟಿಂಗ್ ಅನಿಸ್ತ. ಎಲ್ಲಿ ಒಂದ್ಸಲ ಆ ಧಿಮ್ಸಾಲ್ ಹಾಡನ್ನು ಒಂಚೂರು
5: ಹಾಡು ಹೇಳ್ತೀನಿ, ಹೇಳಕ್ಕೆ ತೊಂದರೆ ಇಲ್ಲ. ಅದ್ರಲ್ಲಿ ನಾ ಹೇಳ್ದಲ್ಲ ಕೆಲವೊಂದು ಜಾತಿ ಬಿಟ್ಟು ಹೇಳ್ತೇನೆ,
1: ಅದಡ್ಡಿಲ್ಲ ಅಡ್ಡಿಲ್ಲ.
5: ಈಗ ಫಸ್ಟ್ ಸ್ಟಾರ್ಟ್ ನಲ್ಲಿ ಕಾಮನ ಕಟ್ಟಿರೋ ಭೀಮನ ಬಿಟ್ಟಿರೋ, ಅಂದ್ರೆ ಕಾಮನ ಕಟ್ಟಿದ್ದಾರೆ ಭೀಮನ ಬಿಟ್ಟಾಕಿದ್ದಾರೆ ಅಂತೇಳಿ ಹೇಳುವಂತದ್ದು ಸ್ಟಾರ್ಟ್.
1: ಓಕೆ,
5: ಆವ ದಿಮಸಾಲನಿ ಮಕ್ಕಳೇ ದಿಮು ಗುಟ್ಕ ಕೋಣಿರೋ ದಿಮ್ಸಾಲ್ ನಾವು ಒಂದೇ ಸಮನೆ, ಒಬ್ಬೊಬ್ರೇ ಒಂದೊಂದ್ಸರಿ ದಿಮ್ಸಾಲ್ ಅನ್ಬಾರ್ದು, ಎಲ್ಲ ಒಟ್ಟಿಗೆ ದಿಮ್ಸಾಲ್ ಅನ್ಬೇಕು.
1: ಕರೆಕ್ಟ್,
5: ಒಂದೇ ಸಮನೆ ದಿಮಸಾಲ್ ಅನ್ನದಿದ್ದಾರ್ ಬಾಯಿ ಮೇಲೆ ಬಡಿರೋ, ದಿಮಸಾಲ್ ನೀರಣ್ಣ ಒಂದೇ ಸಮನೆ, ಓಣಿಯ ಮಕ್ಕಳೇ ಓಡೋಡಿ ಬಂದಿರೋ. ಆ ಓಣಿ ಒಳಗ ಇರುವಂತ ಮಕ್ಕಳು ಓಡೋಡಿ ಬರ್ಬೇಕು ಅಂತೇಳಿ
1: ಓಡೋಡಿ ಬಂದಿರೋ,
5: ಓಡೋಡಿ ಬಂದಿರೋ ದಿಮ್ಸಾಲ್ ಅನಿ ಮಕ್ಕಳೇ ದಿಮು ಗುಟ್ಕ ಕೊನಿರೋ,
1: ದಿಮ್ಸಾಲ್
5: ಹೊರಗಿಯ ಕಂಡಲ್ಲಿ ಹರ್ಕಣಿ ಮಕ್ಕಳೇ ಕದಿಬೇಕು ಆ ಟೈಮ್ನಲ್ಲಿ. ದಿಮ್ಸಾಲ್ ಅಂದ್ರೆ ಒಂದೊಂದು ಸಾರಿಗೆ ಒಂದೊಂದು, ದಿಮ್ಸಾಲ್ ಅನಿ ಮಕ್ಕಳೇ ದಿಮು ಗುಟ್ಕ ಕೊನಿರೋ, ಬಸ್ಲಿಯ ಚಪ್ಪರದಾಗೆ ಮಣ್ಣಿ ಮಾಡಿ ಒಣಸಿರೋ. ಮಣ್ಣಿ ಅಂದ್ರೆ ಗೊತ್ತುಂಟಲ್ಲ, ಮಣ್ಣಿ ಮಾಡಿ ಒಣಸಿರೋ, ಅದನ್ನು ಕಂಡಲ್ಲಿ ಬಾಚ್ಕತೀನಿ ಮಕ್ಕಳೇ, ಮಕ್ಕಳಿಗೆ ಹೇಳಿಕೊಡು ತೀನಿ ಮಕ್ಕಳೇ. ಆವಾಗ ಮನೆಯಲ್ಲೆಲ್ಲ ಪೂರ್ತಿ ಹರಿ ಮಾಡೋದಿಲ್ಲ, ಇಲ್ಲ ಮನೆ ಮುಂದೆ ಗದ್ದೆಯಲ್ಲೆಲ್ಲ ಬಟ್ಲು ಮನೆ ಮಾಡೋದು.
1: ಕರೆಕ್ಟ್,
5: ಆವಾಗ ಮಣ್ಣು ಹರಿ ಸ್ನಾನ ಮಾಡೋಕೆ, ಮಣ್ಣು ಹರಿ ಕಂಡಲ್ಲಿ ಶಟ್ಟಿ ಕುಟ್ಟಿ
1: ಮಕ್ಕಳೇ,
5: ಬಸಲಿಯ ಕಂಡಲ್ಲಿ ಬಾಚ್ಕಣಿ ಮಕ್ಕಳೇ. ದಿಮ್ಸಾಲ್ ಪ್ರತಿ ಒಂದಕ್ಕೂ ದಿಮ್ಸಾಲ್ ದಿಮ್ಸಾಲ್ ದಿಮ್ಸಾಲ್ ಅಂತ ಹೇಳಿ ಆ ಮಕ್ಕಳು ಜನಸಂಖ್ಯೆ ಜಾಸ್ತಿ ಆಗ್ಬೇಕು. ಮಕ್ಕಳು ಬಲ್ಲರು, ಅವಾಗೆಲ್ಲ ತುಂಬಾ ಜನ ಇದ್ರು, ಗೊತ್ತಾಯ್ತಾ. ರಾತ್ರಿಯಿಂದ ಬೆಳಗ್ಗೆವರೆಗೂ ಹಣ ಮಾಡುವಂತದ್ದು ಇತ್ತು. ಆವಾಗ ರಾತ್ರಿಗೆ ಸುಟ್ಟು ಅದಕ್ಕೆ ಕೂಡಲೇ ಪೂಜೆ ಮುಗಿಸಿಗೆ ಹೋಗೋರು ಇದ್ದಾರೆ. ಈಗ ಒಂದು ಉದಾಹರಣೆಗೆ ಒಂದು ಗಣಪತಿ ಹಬ್ಬ, ಗಣಪತಿ ಹಬ್ಬದ ದಿವಸ ಗಣಪತಿನ 9 ದಿವಸ ಇಟ್ಕೊಳ್ಳೋರು ಇದ್ದಾರೆ, 5 ದಿವಸ ಇಟ್ಕೊಳ್ಳೋರು ಇದ್ದಾರೆ, 3 ದಿವಸ ಇಟ್ಕೊಳ್ಳೋರು ಇದ್ದಾರೆ. ಇವತ್ತು ಪೂಜೆ ಮಾಡಿ ಇವತ್ತು ಬೆಳಗ್ಗೆ ತಂದು ಸಂಜೆನ ಬಿಡುವರು ಇದ್ದಾರೆ.
1: ಕರೆಕ್ಟ್.
5: ಅದೇ ರೀತಿ ಒಬ್ಬ ಒಂದೊಂದು ಊರಿನಲ್ಲಿ ಒಂದೊಂದು ಪದ್ಧತಿ, ಒಂದೊಂದು ಹಾಡುಗಳು ಒಂದೊಂದು ಉಂಟು. ಅದಕ್ಕಾಗಿ ನಾವು ಈ ದಿಮ್ಸಾಲನ್ನು ಹಾಡುವಂತಕ್ಕದ್ದು ಇದು ನಮ್ಮ ಮಾವ ಅಜ್ಜ ಇವರಿಂದಲೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ನಾವು ಕಲ್ತ್ಕೊಂಡಿರೋದು. ಅದಕ್ಕೆಲ್ಲ ಇನ್ನೂ ಬೇಕಷ್ಟು ಒಂದೊಂದೇ ಜಾತಿ ಮನೆಗೆ ಹೋದಲ್ಲಿ ಒಂದೊಂದು ನಿಂದನೆ ಮಾಡಿ ಮಾತಾಡುವಂತದ್ದು ಉಂಟು. ಅದು ಈಗಿನ ಇದರಲ್ಲಿ ನಾವು ಮಾತಾಡಬಾರ್ದು
1: ಅಲ್ಲ. ನೀವೀಗ ಇದನ್ನ ಬರೀ ಹಣ್ಣು ಸುಡ್ತಾ ಹಾಡುದು ಮಾತ್ರ ಅಲ್ಲ, ಮನೆ ಮನೆಗೆ ಹೋಯು ಹಾಡ್ತ್ರಿಯ?
5: ಮನೆ ಮನೆಗೆ ಹೋಗ್ತಾ ಇರೋದು, ಒಂದೊಂದು ಮನೆ ಒಳಗೆ ಅಕ್ಕಿ ಕಾಯಿ ದುಡ್ಡು ಇದನ್ನೆಲ್ಲ ವಸೂಲಿ ಮಾಡ್ಬೇಕು.
1: ಓ ವಾ,
5: ಅಕ್ಕಿ ಹೊರಲಿಕ್ಕೆ ಒಂದ್ ಜನ, ಕಾಯಿ ಹೊರಲಿಕ್ಕೆ ಒಂದ್ ಜನ, ಒಂದೊಂದು ಮನೆಗೆ ಒಂದೊಂದು ಕಾಯಿ, ಅರ್ಧ ಸೇರು ಒಂದ್ ಸೇರು ಅಕ್ಕಿ ಕೊಡ್ತಾರೆ. ಆಮೇಲೆ ಕಡುಬು ಹಿಟ್ಟು ಎಲ್ಲ ಮಾಡ್ತಾರಲ್ಲ, ಆ ಕಡುಬು ಹಿಟ್ಟನ್ನೆಲ್ಲ ಕೊಡ್ತಾರೆ. ಆ ಕಡುಬು ಹಿಟ್ಟೆಲ್ಲ ಕೊಟ್ಟಿದ್ ನಾವಲ್ಲಿ ಹೋದವರೆಲ್ಲ ಪೂರ್ತಿ ತಿನ್ನೋದು, ಅವಾಗೆಲ್ಲ ಹೊಟ್ಟೆಗಿಲ್ಲ.
1: ಅದೇ
5: ಆವಾಗ ಪೂರ್ತಿ ಎಲ್ಲ ಎಲ್ಲ ಯಾರ ಮನೆ ಕೊಟ್ಟರು ಅವ್ರ ಮನೆ ಪೂರ್ತಿ ತಿನ್ನೋದೆ. ಆಮೇಲೆ ಕದಿಯೋದು, ಈ ಮಣ್ಣಿ ಮಾಡಿ ಎಲ್ಲ ಬಸಳೆ ಚಪ್ಪಟ್ ಮೇಲೆ ಒಣಸ್ತಾರೆ ಹನಿಗೆ. ಆ ಹನಿಗೆ ಒಣಸುವಾಗ ಅಲ್ಲಿ ಯಾರು ಕಂಡಾಗಿದ್ರು ಒಬ್ಬ ಕಂಡ್ರು ಸಾಕು, ಅದು ಪೂರ್ತಿ ಎಲ್ಲ ತಿನ್ನೋದು, ಅದಕ್ಕೆ ಮಣ್ಣು ಬಾಚಿ ಹಾಕೋದು. ಯಾಕಂದ್ರೆ ಅವ್ರು ಬೆಳಿಗ್ಗೆ ನಮಗ್ ಬೈಬೇಕು.
1: ಅವ್ರೆಂತ ಬೈಕ್
5: ಬೈಕ್ ಅಂದ್ರೆ ಇದು ಪೂರ್ತಿ ನಿಮ್ಮ ಮನೆ ವಸ್ತ ಹಾಳಾದ್ರೆ
1: ನೀವು ಬಯಸ್ಕೊಂಡು ಕನ್ನಡಿದೆಲ್ಲ
5: ಮಾಡಿ ಮಾಡುವ ವರ್ಷಕ್ಕೊಂದು ಸರಿ ಬಯಸ್ಕೊಳ್ಬೇಕು. ಈ ಉತ್ತರ ಕನ್ನಡದಲ್ಲಿ ಬೂದಿ ಹಬ್ಬ ಅಂತ ಮಾಡ್ತಾರೆ. ಬೂರಿ ಹಬ್ಬ ಅಂದ್ರೆ ಅರ್ಥ ಏನಂದ್ರೆ ಬೂದ್ ನಿರ್ಮಿಯೋದು. ಊರಿನಲ್ಲಿ ಉಂಟು ಆದ್ರೂ ಅಲ್ಲಿ ಬೂರಿ ಹಬ್ಬ ಅಂತ ಹೇಳಿ ಹಬ್ಬದ ಮುಂಚಿನ ದಿವಸ ಮಾಡ್ತಾರೆ. ಆ ದಿವಸ ನಾವು ಎಲ್ಲೆಲ್ಲ ಕದಿಬೇಕ ಕದಿಯುವ ಜಾಗಕ್ಕೆಲ್ಲ ಕಬ್ಬು ಗೆಣಗು ಮೆಣಸು ಬದ್ನೆ ಇದೆಲ್ಲ ಕದಿಯಕ್ಕೆ ಹೋಗ್ತೀವಿ. ಆ ಕದಿಯಕ್ ಹೋದಲ್ಲಿ ನಿಮ್ಮ ಮನೆ ವಸ್ತು ಪೂರ್ತಿ ಎಲ್ಲ ಕದ್ರೆ ನೀವು ಬಾಯಿಗೆ ಬಂದಾಗ ಬೈಯೋದಿಲ್ವಾ?
1: ಕರೆಕ್ಟ್, ಬೈದೇ ಬೈ.
5: ಆ ಒಂಟನ್ನ ಬಯಸ್ಕೊಳ್ಬೇಕು. ಆ ದಿವಸ ನಾವು ವರ್ಷಕ್ಕೊಂದು ಸರಿ ಬಯಸ್ಕೊಳ್ಬೇಕು. ನಾನು ನನ್ನ ಜೀವಮಾನದಲ್ಲಿ ಕದಿಲಿಲ್ಲ ಅಂತ ಪ್ರಮಾಣ ಮಾಡಬಾರ್ದು, ಯಾಕಂದ್ರೆ ವರ್ಷಕ್ಕೊಂದ್ಸರಿ ಕದ್ದಿದ್ದೀನಲ್ಲ ನಾನು. ಗೊತ್ತಾಯ್ತಾ, ವರ್ಷಕ್ಕೊಂದು ಸರಿ ಸಣ್ಣದ್ ಕದ್ರು ಕಳ್ಳನೆ
1: ಅಲ್ವಾ,
5: ವರ್ಷಕ್ಕೊಂದು ವರ್ಷಕ್ಕೊಂದು ಬಾರಿ.
1: ಸೊ ಅದಕ್ಕಾಗಿ ನೀವು ಶಿವರಾತ್ರಿ ಹಬ್ಬದ ದಿನ ರಾತ್ರಿ ಎಲ್ಲ ಕಳ್ಳತನ ಮಾಡೋ,
5: ಕಳ್ಳತನ
1: ಬಯಸ್ಕೊಂಡ್ರೆ ಒಳ್ಳೇದು ಅನ್ನೋ ಕಾರಣ.
5: ನಮ್ಮ ಊರಿನಲ್ಲಿ ಸಾಮಾನ್ಯವಾಗಿ ಇದೊಂದು 15 ವರ್ಷದ ಹಿಂದೆ ಇದೆ, ಕೋಣೆಯಲ್ಲೇ ಒಂದು ಕಥೆ ನಡೆದಿತ್ತು. ಅವಾಗ ಕಳ್ಳು ಸರಬಲ್ಲ ಕುಡಿಯುವಾಗ ಅವಾಗ ನಂಬರ್ ಒಂದು ನಾನು.
1: ನೀವು ತುಂಬಾ ಕುಡಿತಿದ್ರೆ?
5: ಆ ಕುಡಿಯುವಾಗ ಅಲ್ಲಿ ಏನಾಗಿದೆ, ಒಬ್ಬ ರಾಮಣ್ಣ ಅಂತ ಹೇಳಿ ಅವ್ರು ಕಟ್ಕೇರಿ, ಆಮೇಲೆ ಕೋಣೆಗೆ ಒಬ್ಬ ರಾಮಣ್ಣ ಅಂತ ಹೇಳಿ ಅವ್ರು ಸಾಮಾನ್ಯವಾಗಿ ಆವಾಗ್ಲೇ ಸಾಮಾನ್ಯ ನಮ್ಗೊಂದು 40-45 ವರ್ಷದ ಪ್ರಾಯದಲ್ಲಿ ಅವ್ರಿಗೊಂದು 60-65 ವರ್ಷ
1: ಪ್ರಾಯ.
5: ಆವಾಗ ಕಳ್ಳಂಗಡಿಯಲ್ಲಿ ಕೂತಲ್ಲಿ ನಾವು ಕಳ್ಳು ಕುಡ್ಕೊಂಡಲ್ಲಿ ಈ ಹರಟೆ ಹೊಡೆಯೋದು ಉಂಟಲ್ಲ, ಹರಟೆ ಹೊಡೆಯುವಾಗ ಈ ಕೋಣೆ ರಾಮಣ್ಣ ಮನೆಯಲ್ಲಿ ಒಂದು ಬಾಳಿಕೊನೆ ಉಂಟು, ಮನೆ ಹತ್ರನೇ ಉಂಟು. ಆ ಬಾಳಿಕೊನೆ ಅವ್ರು ಏನ್ ಹೇಳಿದ್ರು, ಇವತ್ತು ಶಿವರಾತ್ರಿ ಹಬ್ಬ, ಈ ರಾಮಣ್ಣ ಮನೆ ಬಾಳಿಕೊನೆ ಕದಿಯೋದೇ ಒಳ್ಳೇದು ಅಂದ್ರು ಗಮ್ಮತ್ತಿಗೆ. ಆವಾಗ ಅವ್ರು ಎದುರೆ ಕುಂತಿದ್ರಲ್ಲ, ಏ ನೀವು ಕದಿಯಕ್ ಬಂದಾಗಿದ್ರೆ ನಿನ್ ಕಾಲ್ ಕಡ್ದು ಬಿಡ್ತೀನಿ ಅಂದ್ರು,
1: ಕಡ್ದು ಹಾಕ್ತೀನಿ ಅಂದ್ರೆ
5: ಅಂದ್ರು. ಅದೇ ಹೇಳ್ಬೇಡ, ನೀನು ಚಾಲೆಂಜ್ ಮಾಡಿದ್ರೆ ನಾನು ಗ್ಯಾರಂಟಿ ಕಳ್ತೀನಿ ಅಂತ ಹೇಳಿ ಕದಿದ. ಹೌದಾ? ಹೌದು. ಆವಾಗ 50 ರೂಪಾಯಿ ಚಾಲೆಂಜ್ ಆಯ್ತು. 50 ರೂಪಾಯಿ ಚಾಲೆಂಜ್ ಆಗಿ ನೀನು ಕದ್ದಿದ್ದೆ ಹೌದಂತಾದ್ರೆ 50 ರೂಪಾಯಿ ನಿನಗೆ. ಆವಾಗ ಸಾಮಾನ್ಯವಾಗಿ ಇದೊಂದು 20-25 ವರ್ಷದ ಹಿಂದೆ, ಆ 50 ರೂಪಾಯಿಗೆ ಸಾಮಾನ್ಯ 5,000 ರೂಪಾಯಿ ಬೆಲೆ ಉಂಟು ಅಂದ್ರು ತಪ್ಪಾಗ್ಲಿಕ್ಕಿಲ್ಲ.
1: ಆಗಳಿಕೆ
5: ಗೊತ್ತಾಯ್ತಾ
1: ಕಡಿಗೆ.
5: ಆ ಒಂದು ಟೈಮ್ನಲ್ಲಿ ಈ ನೀನು 50 ರೂಪಾಯಿನ ಅವ ಸೀನ ಅಂತ ಹೇಳಿ ಕಳ್ಳಂಗಡಿ ಸಾವುಕಾರ ಅವನಿಗೆ ಹಟ್ಟಿ ಕೂದ್ರು, ಆ ಸೀನಣ್ಣ ಹತ್ರ ಕೊಡ್ಬೇಕು, ನಾನು 50 ರೂಪಾಯಿ ಅವನ ಹತ್ರ ಕೊಡ್ಬೇಕು. ಯಾರು ಸೋತರು ಆ ಗೆದ್ದವ್ರೆ ಆ ದುಡ್ಡು ತಗೊಂಡು ಹೋಗ್ಬೇಕು ಅಂತ ಚಾಲೆಂಜ್ ಆಯ್ತು. ಅವ್ರು ಎರಡು ಜನ ಸ್ವಲ್ಪ ಅನುಕೂಲಸ್ತ್ರ. ಅವಾಗ 50 ರೂಪಾಯಿ ಒಂದು ಬಾಜಿ ಕಟ್ಟಬೇಕಾದ್ರೆ ನಮ್ ಕಡೆ ಜುಜುಬಿ ಜನ ಅಲ್ಲ, ಅವರು ತುಂಬಾ ಗದ್ದೆ ಬೇಸಾಯ ತೆಂಗಿನ ಮರ ಎಲ್ಲ ಇದ್ದವ್ರು ಅಂತವ್ರು 50 ರೂಪಾಯಿ ಎರಡೂ ಜನ ಬಾಜಿ ಕಟ್ಟಿದ್ರು. ಇದು ನಮ್ಮ ಕಣ್ಣು ಮುಂದೆ ಆದ ಕತೆ. ಆವಾಗ ಅದನ್ನ ಫಲಿತಾಂಶ ಕೇಳೋದು ನಾಳೆ ಆಯ್ತು, ಯಾಕಂದ್ರೆ ರಾತ್ರಿ ಬೆಳಗಾಗ್ಬೇಕಲ್ಲ, ಕಳ್ಬೇಕಲ್ಲ.
1: ಕರೆಕ್ಟ್.
5: ಇವ್ರೇನ್ ಮಾಡಿಬಿಟ್ರು, ಬೇಗ 6 ಗಂಟೆಗೆ ಊಟ ಮಾಡಿ ಒಂದು ಕತ್ತಿ ಒಂದು ದೊಣ್ಣೆ ಒಂದು ಬ್ಯಾಟ್ರಿ ಒಂದ್ ತಮಗೆ ನೀರೆಲ್ಲ ತಗೊಂಡು ಹೋಗಿ ಆ ಬಾಳಿ ಮರದ ಹತ್ರ ಕೂತ್ಕೊಂಡ್ರು. ಎಲ್ಲಿ? ಅವ್ರ ಮನೆ ಬಾಳಿ ಮರ ಉಂಟಲ್ಲ, ಕದಲಿಕ್ ಬರ್ತನಲ್ಲ ಅಂತೇಳಿ ಹೇಳಿ 2 ನಿಮಿಷಕೊಂಡು ಒಂದ್ಸರಿ ಸುತ್ತ ಬ್ಯಾಟ್ರಿ ಹೊಡೋದು. ಈಗ ಬ್ಯಾಟ್ರಿ ಹೊಡಿತಾ ಇರೋದು ಅವರು ಕಾಯ್ತಾ ಇದ್ರು. ಈ ಕಳುವನ್ ಚಾಲೆಂಜ್ ಮಾಡ್ತಾನ ಇದ್ನಲ್ಲ, ಅವನ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದ. ಇವ್ರು ಎಷ್ಟೊತ್ತಿಗೆ ಸ್ವಲ್ಪ ಕಣ್ಣು ಬಾರಿಸ್ತಾನೆ, ಎಷ್ಟೊತ್ತಿಗೆ ಕದಿಯೋದು ಅಂತ ಹೇಳಿ. ಆ ಒಂದು ಟೈಮ್ ನಲ್ಲಿ ಏನಾಯ್ತು, ರಾತ್ರಿಯಿಂದ ಬೆಳಗ್ಗೆ ಸಾಮಾನ್ಯ 3-4 ಕಟ್ಟು ಬೀಡಿ ಬೀಡಿ ಸೇತ ಇರುವುದು, ಒಂದ ಮಾತ ಇರುವುದು, ಬಾಳಿಕೊನೆಗೆ ಒಂದ್ಸಲ ಬಾಳಿಕೊನೆಗೆ ಇವ್ರ ಕಡೆ ಹಿಂಗೆ ತಲೆ ಕಡೆ ಅರ್ಗಿತ್ತಲ್ಲ, ಆ ಅರ್ಗಿ ನೋಡ್ತಾ ಇರುವುದು. ಬೆಳಿಗ್ಗೆ ಐದಕ್ಕೆ ಪಾಸ್ ಆದ್ರೆ 50 ರೂಪಾಯಿ ಚಾಲನೆ ಬರುತ್ತಲ್ಲ,
1: ಆಯ್ತು.
5: ಆವಾಗ ಇದು ಪೂರ್ತಿ ಎಲ್ಲ ಆದ್ಮೇಲೆ ಅವ್ರು ಕಾಯೋರು ಕದಿಯೋರು ಕುತ್ಕ ಕಾಯ್ತಾ ಇದ್ದಾರೆ, ಯಾವ ಟೈಮ್ ಅಲ್ಲಿ ಮೋಸ ಮಾಡ್ಬೇಕು ಅಂತೇಳಿ. ಆವಾಗ ಈಗೆಲ್ಲ ರಾಟಿ ಬಾವಿ ಮಿಷಿನ್ ಇಂಜಿನ್ ಎಲ್ಲ ಇಟ್ಟಿದ್ದಾರೆ ಈಗ, ಆಗ ಹಂಗಿಲ್ಲ, ಬೋಳ ಬಾವಿ ದಂಡಿಗೆ ಹಾಕಿ ಆ ದಂಡಿಗೆಯಿಂದ ನೀರೆತ್ತು ಬಗ್ಗಿ ಬಾವಿ. ಆ ಬಾವಿ ಇರುವಾಗ ಬೆಳಿಗ್ಗೆ 5 ಗಂಟೆ ಆಯ್ತು, ಬೆಳಿಗ್ಗೆ 5 ಗಂಟೆವರೆಗೆ ಅವ್ರು ನಿದ್ದೆ ಮಾಡ್ಲಿಲ್ಲ, ಅವ್ ಕದಿಯೋಕೆ ಬಂದ ನಿದ್ದೆ ಮಾಡ್ಲಿಲ್ಲ, ಆಯ್ತಾ. 5 ಗಂಟೆ ಆದ ಕೂಡಲೇ ಒಳಗಡೆ ಹೆಂಗಸರಲ್ಲ ಸ್ವಲ್ಪ ಎದ್ದವರು ಈ ಪಾತ್ರೆ ಪಗಡಿನಲ್ಲ ಪಟ ಪಟ ಅಂತ ಶಬ್ದ ಮಾಡೋಕ್ ಶುರು ಮಾಡಿದ್ರು. ಶಬ್ದ ಮಾಡೋಕ್ ಶುರು ಮಾಡಿದ್ಮೇಲೆ ಇವ್ ಏನ್ ಮಾಡ್ದ, ಈ ಬೆಳಿಗ್ಗೆ 5 ಗಂಟೆ ಆಯ್ತು ಇನ್ನೆಲ್ಲಿ ಬರ್ತಾನೆ, ಇನ್ನೆಲ್ಲ ಆಯ್ತು ಅಂತ ಹೇಳಿ ಆದ್ರೂ ಹೋಗ್ಲಿಲ್ಲ, ತಮ್ಮ ಬೆಳ ಕರುವಲ್ಲಿ ತಂದು ಕೂತ್ಕೊಳ್ತೇನೆ ಅಂದ ಕೂತ್ಕೊಂಡ. ಅವ ಆ ಚಂದ ಬಂದ ಪ್ಲಾನ್ ಏನು ಗೊತ್ತಾಗ್ಲಿಲ್ಲ. ಒಂದು ಕಲ್ಲು ತೆಗೆದು ಅವ್ರ ಮನೆ ಬಾವಿ ಉಂಟಲ್ಲ ಆ ಬಾವಿ ಡೂಳುಂ ಅಂತ ಹಾಕ, ಡೂಳುಂ ಅಂತ ಹಾಕಿ ಇವನೇ ಅಯ್ಯಯ್ಯೋ ಅಂತ ಕೂಗ್ದ. ಓ ಹೆಂಗಸರು ಯಾರೋ ನೀರೆ ತಗೊಂಡು ಬಂದ್ರು, ಎಲ್ಲ ಕೆಳ ಬಾವಿ ಬಿದ್ರು ಅಂತ ಸೀದಾ ಓಡಿದ್ರು ಬಾವಿ ಹತ್ರ. ಇವನು ಹಾದ ಬಾಳಿಕೊಂಡು ಕಟ್ಕೊಂಡ ಸೀದಾ ಮತ್ತೆ ತಗೊಂಡೋದ. ಗೊತ್ತಾಯ್ತಾ, ಹಾಗೆ ಕಲಿಯುವರ್ ಜಾಗ್ರತೆಯೋ ಕಾಯುವರ್ ಜಾಗ್ರತೆಯೋ ಅಂತೇಳಿ ಇದು ನನ್ನ ಪ್ರಾಯದಲ್ಲೇ ನಮ್ಮ ಇದ್ರಲ್ಲೇ ಆಗಿರೋದು. ಇಲ್ಲಿ ಬಂದು 36-37 ವರ್ಷ ಆಯ್ತು. ಯಾರು ಇವ್ರ ಮನೆ ಸೇರ್ಕೊಂಡು ಲತಾ ಶೆಟ್ಟಿ ಅವ್ರ ಮನೆ ಸೇರ್ಕೊಂಡು ನನ್ನ ಆದಿ ಮನೆ ಮೇರಡಿ ನನ್ನ ಹೆಂಡತಿ ಮನೆ ಟಿ ಟಿ ರೋಡ್ ಕುಂದಾಪುರ ಗೊತ್ತಾಯ್ತಾ. ಅಲ್ಲಿ ಯಾರ ಮನೆಯೂ ಬೇಡ, ನಮ್ದು ಹಳ್ಳಿ ಸಂತಾನ. ನಾವು ನಮ್ಮ ನಾವೇನಾದ್ರು ಸತ್ತ ಸಾಯುವಾಗ ಮಾಡಿ ಇಟ್ಟಿದ್ರೆ ನಮಗೆ ಅಲ್ಲಿ ಪಾಲಿಗೆ ಬರ್ತಾರೆ, ನಮ್ಮ ಅಕ್ಕ ತಂಗಿ ನಮ್ಮ ಸ್ವಸ್ಥಗಳು ಎಲ್ಲ ಪಾಲಿಗೆ ಬರ್ತಾರೆ. ಆವಾಗ ಈಗ ಎಲ್ಲ ಹಳ್ಳಿ ಸಂತಾನನೆಲ್ಲ ಕೆಲವೆಲ್ಲ ಪೂರ್ತಿ ಎಲ್ಲ ಕಾಲ ಮಿಟ್ಟಿ ತುಳಿಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ಯಾವುದೋ ಒಂದು ಪರತಾಯಿ ಮಗಳನ್ನ ಮದುವೆ ಆಗಿ ಬರ್ತೀವಿ, ಆ ಮದುವೆ ಆಗಿ ಬಂದಂತವಳು ಅವಳನ್ನ ಹೈಕೊಂಡು ಅಥವಾ ಅವಳು ಹೊಟ್ಟೆ ಗುಟ್ಟದ ಮಕ್ಕಳನ್ನ ಹೈಕೊಂಡು ಕಷ್ಟಪಟ್ಟು ಮಾಡಿರುವಂತದ್ದು, ಅದಕ್ಕೆ ಪಾಲಿ ನಮ್ಮ ಅಕ್ಕ ತಂಗಿ ಬರ್ತಾರೆ ಅಂದ್ರೆ ಇದಕ್ಕೆ ಅನ್ಯಾಯ ಅಲ್ವಾ. ಅದಕ್ಕೆ ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ ಇವ್ರ ಮನೆ ಸೇರ್ಕೊಂಡು ಇವ್ರ ಮನೆ ಸ್ವಲ್ಪ ಜಾಗ ಕೊಟ್ಟಿದ್ದು, ಆ ಜಾಗದಲ್ಲಿ ಮನೆ ಕಟ್ಟಿದ್ದು, ಆ ರೇಷನ್ ಕಾರ್ಡು ಪ್ರತಿ ಒಂದು ನಮ್ಮ ಹೆಂಡತಿನ ಅವಳನ್ನ ಯಾವ್ದೋ ಪರ ಊರಿನ ಹೆಣ್ಣನ್ನು ತಗೊಂಡ್ಬಂದು ಅವಳಿಗೆ ಅನ್ಯಾಯ ಮಾಡಬಾರ್ದು ಅಂತ ಹೇಳಿ ಯಾವ ಕಾಲಕ್ಕೂ ಇನ್ನೊಬ್ರು ಬರಬಾರ್ದು ಅಂತ ಪ್ರತಿ ಒಂದು ಅವಳ ಹೆಸರು ಇಸ್ತ್ರಿ ಮಾಡಿದೀವಿ ನಮ್ಮ ಹೆಂಡತಿ ಹೆಸರಲ್ಲಿ. ಇನ್ನೇನಾದ್ರು ಸಿಟ್ಟು ಬಂದ್ರೆ ನೀವು ನನ್ನ ಮನೆಗೆ ಇರಬೇಡಿ, ಹೋಗಿ ನಾನು ಹೋಗ್ಬೇಕು. ಗೊತ್ತಾಯ್ತಾ, ಆ ಒಂದು ಲೆಕ್ಕಾಚಾರದಲ್ಲಿ ಹೆಣ್ಣಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ನಮ್ಮ ಹೆಂಡತಿ ಹೆಸರಿಗೆ ಮಾಡಿಬಿಟ್ಟಿದ್ದೀವಿ.
1: ವೆರಿ ನೈಸ್, ಸೂಪರ್. ಎಲ್ಲರಿಗೂ ನಿಮ್ ಕಡೆಗಿದ್ ಗಂಡನೇ ಸಿಕ್ಲಿ.
5: ನನ್ನ ಮಕ್ಕಳಿಗೆ 3 ಜನಕ್ಕೆ ನನ್ನ ಹತ್ರ ಹೆಚ್ಚಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಆಗ್ಲಿಲ್ಲ, SLCವರೆಗೆ ವಿದ್ಯಾಭ್ಯಾಸ ಕೊಟ್ಟೆ. ಅವಾಗ ತುಂಬಾ ಕಷ್ಟ ಇತ್ತು, 30-35 ವರ್ಷದ ಹಿಂದೆ ತುಂಬಾ ಕಷ್ಟ ಇತ್ತು ಓದಿಸೋದು. ಆದ್ರೆ ಅವ್ರ ಪ್ರೈಮರಿ ಸ್ಕೂಲ್ ಸ್ಕೂಲ್ನಲ್ಲಿ ಓದಿಸ್ದೆ, 6-7 ಕ್ಲಾಸ್ ವರೆಗೆ ಆಯ್ತು. ಒಂದು SLCವರೆಗೆ ಅವ್ರು ಕಳಿಸ್ಬೇಕಲ್ಲ ಅನ್ನೋದೊಂದು ತಲೆಯೊಳಗೆ ಬಂತು. ಆವಾಗ ನಾನು ನನ್ನ ಹೆಂಡತಿ ಕೂಲಿ ಮಾಡಕ್ ಹೋಗಿ ಅದರಲ್ಲೇ ಅವ್ರ ಮನೆಯಲ್ಲಿ ಹಣ ಕೊಡುವುದಿಲ್ಲ, ನಟ್ಟಿ ನೋಡಕ್ ಹೋದ್ರೆ 2 ಸೇರಕ್ಕೆ ಬೆಳಗಿಂದ ಬೇಗ ಅವ್ರು ನಟ್ಟಿ ನಟ್ರೆ, ನಾನು ಬೆಳಗಿಂದ ಸಂಜೆವರೆಗೆ ಗದ್ದೆ ಒಳಗೆ ಹೂಡಿದ್ರೆ ಹೋರಿ ಹೂಟಿ ಉಂಟಲ್ಲ ಆ ಹೋರಿ ಹೂಟಿ ಮಾಡಿದ್ರೆ ನನಗೆ 2 ಸೇರಕ್ಕೆ ದುಡ್ಡಿಲ್ಲ, ನಮಗ್ ಖರ್ಚು ಬೇಕು. ಆವಾಗ ನಾವು ಕುಶಲ ಕೈಗಾರಿಕೆ ಮಾಡ್ತಿತ್ತು, ನಮ್ಮ ಹೆಂಡತಿ ಬೀಡಿ ಕಟ್ತಾ ಇದ್ಲು, ನಾನು ಈ ಮಂಡ್ಯ ತಲೆಗೆ ಹಾಕೋ ಮಂಡಿ ಹಳ್ಳಿನ ಕಟ್ತಾ ಇದ್ದೆ.
1: ಗೃಹ ಕೈಗಾರಿಕೆ
5: ಮಾಡ್ತಾ ಇದ್ದೆ. ಅದನ್ನ ಒಂದು ವಾರದಲ್ಲಿ 2-3 ಕಟ್ಕೊಂಡು ಅದನ್ನ ಈ ಕೋಣೆಗೆ ಅದು ಯಾರು 40-50 ಪೈಸೆ ಕೇಳ್ತಿದ್ರು, ನಮ್ಮ ಸ್ವಂತ ಖರ್ಚಿಗೆ ಅದು ಮಾಡ್ಕೊಂತಿತ್ತು. ಈ ಅಕ್ಕಿ ಅನ್ನೋದು ಹಂಗೆ ಸ್ಟಾಕ್ ಮಾಡ್ತಿತ್ತು. ಆವ ಶಾಲೆ ಒಳಗೆ ನಾವು ನಮಗೆ 1/2 ಫೀಸ್ ಬರ್ತಿತ್ತು ನನ್ನ ಮಕ್ಕಳಿಗೆ, ಆ ಫೀಸ್ ಕಟ್ಟಲಿಕ್ಕೆ ಈ ಅಕ್ಕಿ ಮಾರಾಟ ಮಾಡಿ 5 ರೂಪಾಯಿಗೆ 1 ಕೆಜಿ ಅಕ್ಕಿ ಇತ್ತು. ಅವಾಗ 4 ರೂಪಾಯಿಗೆ 1 ಕೆಜಿ ಅಕ್ಕಿಗೆ ಅಂಗಡಿಯಲ್ಲಿ ತಕೊಂತಿದ್ರು. ಆ 4 ರೂಪಾಯಿಗೆ 1 ಕೆಜಿ ಅಕ್ಕಿ ಮಾರಾಟ ಮಾಡಿ ಆ 1/2 ಫೀಸ್ನ ಕಟ್ಟದೆ ಅವ್ರನ್ನ ಶಾಲೆ ಕಳಿಸುವಾಗ ಸೈಬರ್ ಕಟ್ಟಿ ಹಾಸ್ಟೆಲ್ಗೆ ಆಗದೆ ನನ್ನ ಮಕ್ಕಳು. ಅಲ್ಲಿ 2 ಜನ SLC ಅವರಿಗೆ ಓದಿ SLC ಪಾಸ್ ಆದ್ರು. ಕೊನೆಗೆ ಅವರೇ ಹೇಳಿದ್ರು, ಅಪ್ಪಯ್ಯ ನಾವು ಇನ್ನು ಕಾಲೇಜಿಗೆ ಹೋದ್ರೆ ಇವತ್ತು ಹಾಕೊಂಡು ಡ್ರೆಸ್ಸನ್ನೇ ನಾಳೆಗೆ ಹಾಕೊಂಡು ಹೋಗೋಕ್ಕಾಗೋದಿಲ್ಲ, ಅದನ್ನು ನಿಮ್ಗೆ ತಂದು ಕೊಡೋದು ತುಂಬ ಕಷ್ಟ ಆಗತ್ತೆ. ಆದರೆ ನಾವು ಏನಾದ್ರು ದುಡಿಮೆ ಮಾಡ್ತೀವಿ, ನಾವು ಏನಾದ್ರು ಉದ್ಯೋಗ ಮಾಡ್ತೀವಿ, ನಮ್ಮ ಶಾಲೆ ಕೈದು ಮಾಡ್ತೀವಿ ಅಂದ್ರು. ನಿಮ್ಮ ಬಾಯೊಳಗೆ ಬಂತಲ್ಲ, ಆಯ್ತು ಅವಾಗ ಅವ್ರು ಅಷ್ಟು ಹೇಳಿದ್ರೆ ಸಾಕಿತ್ತು ಅವಾಗ ನನಗೆ, ಆಯ್ತು ಅಂದೆ. ಆವಾಗ ಏನಾಗ್ಬಿಡ್ತು, ಒಬ್ಬ ಏನ್ ಮಾಡ್ದ ಹೋಟ್ಲಿಗೆ ಸೇರ್ಕೊಂಡ. ಹೋಟ್ಲಿಗೆ ಲೋಟ ತೊಳೆದಿದ್ದಕ್ಕೆ ದೊಡ್ಡವ. ಎರಡನೇ ಅವ ಈ ಮೂರು ಕೈಯಲ್ಲಿ ಪೆಟ್ರೋಲ್ ರಮಣ್ಣ ಪೆಟ್ರೋಲ್ ಬ್ಯಾಂಕ್ ಉಂಟಲ್ಲ, ಆ ಪೆಟ್ರೋಲ್ ಬ್ಯಾಂಕಿನಲ್ಲಿ ಸೇರ್ಕೊಂಡ. ಅಲ್ಲಿ ಒಂದು 2 ವರ್ಷ ಇದ್ದವ ಕಡೆ ಸೆಟ್ಟಿ ಲಂಚ ಸೇರ್ಕೊಂಡ. ಅಲ್ಲಿ ಒಳ್ಳೆ ಹೆಸರಾಗಿ ಅಲ್ಲಿ ಅವ ರಿಟೈರ್ಡ್ ಆಗೋಲ್ ತನಕ ಇದ್ದ. 1 ಲಕ್ಷ 1.5 ಲಕ್ಷ ರೂಪಾಯಿ ಕೊನೆಗೆ ಸಿಕ್ಕಿ ಅದರಲ್ಲೊಂದು ಹೋಮಿನಿ ತಗೊಂಡು ಈಗ ಸಮನ್ವಯ ವೇದಿಕೆ ಅಧ್ಯಕ್ಷ ಕುಂದಾಪುರ ಅಲಾಯದು. ಮತ್ತೆ ಸರ್ಕಾರಿ ಶಾಲೆ ಉಳಿಯು ಅಳಿಯು ಇದರ ಬಗ್ಗೆ ಪ್ರತಿಯೊಂದು ಇದಕ್ಕೂ ಎಲ್ಲ ಓಡ್ತಾರೆ. ಪಂಚಾಯತ್ಗೆ ಚೆಕ್ಕಿಂಗು ಅವರೊಂದು 6-8 ಜನ ಇದ್ದಾರೆ ಮಾಡ್ತಾರೆ. ಮತ್ತೊಬ್ಬ ನಿಂಗೆ ಕೆಲಸ ಮಾಡೋಲ್ಲಿ ಹೋಗಿ ಕೂತ್ಕೊಂಡು ನಾ ಬರೋದ ಸ್ವಾಮಿ ನಾ ಕೆಲಸಕ್ಕೆ ಬರೋದ ಅಂತೇಳಿ ನನ್ನ ಮಕ್ಕಳು ಕೇಳಿ ಒಬ್ಬ ಈ ತಮಿಳುನಾಡಿನವರ ಜೊತೆಗೆ ಸಪ್ಲೈ ಕೊಡೋಕೆ ಹೋದ. ಈಗ ಅವ ದೊಡ್ಡ ಮೇಸ್ತ್ರಿ, ಅವನ ಕೈಯೊಳಗೆ 4 ಜನ ಇಟ್ಕೊಂಡಿದ್ದ. ಗೊತ್ತಾಯ್ತಾ, ನಾನು ಪ್ರಾಮಾಣಿಕ ಆದ್ರಿಂದ ನನ್ನ ಮಕ್ಕಳು 3 ಜನ ನನ್ನಂತಲೇ ಪ್ರಾಮಾಣಿಕರಾಗಿ ಇಡೀ 4 ಊರಿನಲ್ಲಿ ವೀರಭದ್ರನ ಮಕ್ಕಳು ಇರಬೇಕು, ವೀರಭದ್ರನ ಮಕ್ಕಳು ಹಂಗಿರ್ಬೇಕು. ದುರಭ್ಯಾಸ ಇಲ್ಲ, ಕುರ್ತು ಚಟ ಇಲ್ಲ. ಈಗ ಅವರೆಲ್ಲ ಮದುವೆ ಆಗಿ 2-2 ಮಕ್ಕಳು ತಂದೆ. ಒಂದು ಕಾಲದಲ್ಲಿ ಸಾಮಾನ್ಯವಾಗಿ ಇದೊಂದು 35 ವರ್ಷದ ಹಿಂದೆ ಈ ಕೋಟೇಶ್ವರದಲ್ಲಿ ಶಿವಪುರದವರು ಅಂತ ಇದ್ರು. ಅಲ್ಲಿ ಆವಾಗ ಈ ಕಳ್ಳ ಬಸರ ಆಗಿದ್ದ ಅವರು ಈ ಮಕ್ಕಳನ್ನೆಲ್ಲ ಕೆಲವೆಲ್ಲ ಬಿಟ್ಟು ಹೋಗ್ತಿದ್ರು. ಆವಾಗ ನಮ್ಗೊಂದು ಹೆಣ್ಣು ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ. ನಾವೊಂದು ಹೆಣ್ಣು ಮಗು ತರುದ ಅಂತೇಳಿ ನಮ್ಮ ಹೆಂಡತಿ ಹತ್ರ ಕೇಳಿದೆ. ತರುದಾದ್ರೆ ಅಡ್ಡಿ ಇಲ್ಲ, ಅವು ಭಾಷೆ ಬಪ್ಪಕಾಗ ಮನ್ಸನ್ ಗುರ್ತ ಇರಬಾರ್ದು ಅಂತ ಮಕ್ಕಳು ಸಿಕ್ಕರೆ ತಕಬಂದ ನಾನು ಸಾಕ್ತೀನಿ. ಭಾಷೆ ಬಂದ ಮಕ್ಕಳಾದ್ರೆ ಬೇಡ ಅಂತ. ಮಂಗಳೂರು ಆಶ್ರಮಕ್ಕೆ ಹೋಗಿದ್ದೆ, ಅಲ್ಲೆಲ್ಲ ಭಾಷೆ ಬಂದವೆ. ಕೋಟೇಶ್ವರ ಶಿವಪುರದವ್ರು ಅವಾಗ ಫೋನ್ ಎಲ್ಲ ಇಲ್ಲ, ಶಿವಪುರದವ್ರ ಹತ್ರ ಹೋಗಿ ಆ ಮಗು ಇಟ್ಟ ಟೈಮ್ನಲ್ಲಿ ನಾನಿಲ್ಲ, ನಾನು ಇಟ್ಟ ಟೈಮ್ನಲ್ಲಿ ಮಗು ಇಲ್ಲ. ಈ ಥರ ಆಯ್ತು. ಒಂದು ಮಗುನ ಸಾಕ್ಬೇಕನ್ನು ತುಂಬ ಆಸೆ ಬಂತು, ಏನು ಮಾಡೋದು ನಮ್ಮ ಹಣೆ ಬದಕಾಗಲಿಲ್ಲ. ಕೊನೆಗೆ ನಮ್ಮ ದೊಡ್ಡ ಮಗ ಒಂದು ಈಗ ಲವ್ ಅಂತ ಒಂದು ಬಂದಿತ್ತಲ್ಲ, ಲವ್ ಆಗಿ ಒಂದು ಜಾತಿ ಹುಡುಗಿ, ಲವ್ ಆಗಿ ಒಂದು ಹುಡುಗಿ ಮದುವೆ ಆದ. ಫಸ್ಟ್ ಹುಟ್ಟಿದ ಹೆಣ್ಣು
1: ಖುಷಿ ಆಯ್ತು.
5: ನಡುಗಿನ ಮಗ ಒಬ್ಬ ಮನೆಯಲ್ಲಿ ಇದ್ದಾನೆ. ನಮ್ದು ಇವತ್ತು ನಮ್ಮ ಜೀವನ ಸುಖ ಜೀವನದಲ್ಲಿ ಸಾಕ್ತಾ ಇತ್ತು ಮೇಡಮ್. ಯಾವ ಜೀವನದಲ್ಲಿ ಯಾವ ಕುಂದ ಕೊರತೆ ಇಲ್ಲ. ಈಗ 70 ವರ್ಷ ಪ್ರಾಯ ಆದ್ರೂ ನಾನು ಈಗ ಮನೆಯಲ್ಲಿ ಕೂತ್ಕೊಳ್ಳೋದಂತ ಹೇಳಿದ್ರೆ ನನ್ಗೆ ಅಲರ್ಜಿ. ಯಾವ್ದಾದ್ರು ಮಾಡ್ಬೇಕು. ಈಗ ನಿಮ್ಮಲ್ಲಿಗೆ ಈಗ 11 ಗಂಟೆ ಬರ್ತೀನಿ ಅಂದೆ, 11 ಗಂಟೆ ಮನೆಯಲ್ಲೇ ಆಗಿದೆ. ಅಷ್ಟರವರೆಗೂ ಮನೆ ಕೆಲಸ, ಅಲ್ಲಿ ಬೇಲಿ ಹೋಯ್ತು, ಇಲ್ಲಿ ಇದು ಹೋಯ್ತು ಅಂತ ಹೇಳಿ ಹೆಂಗ್ರು ತೋರಿಸ್ತಾ ಇರೋದು. ಒಂದೆರಡು ಬಟ್ಟೆ ತೊಳೆದು ನಮ್ಮ ಹೆಂಗ್ರಿಗೆ ಆರಾಮಿಲ್ಲ. ಸ್ವಲ್ಪ ಮಧ್ಯದಲ್ಲಿ ಬಿ ಪಿ ಡೌನ್ ಆಗಿ ಒಂದು 2 ವಾರ ಮಂಗಳೂರು ಎನ್ಲೋಕ್ನಲ್ಲಿ ಇದ್ದು ಬಂದವರು.
1: ನೀವು 70 ವರ್ಷದಲ್ಲಿ ಮನೆಯಲ್ಲಿ ಬಟ್ಟೆಯೂ ಒಗ್ದು ಬಂದ್ರಿ?
5: ಈಗ ನನ್ನ ಬಟ್ಟೆ ನಾ ತೊಳೆದು ಹಾಕೊಂಡು, ಬೇರೆ ಬಟ್ಟೆ ಏನಿಲ್ಲ, ನಂದು ಹಾಕಿದ ಬಟ್ಟೆ ಉಂಟಲ್ಲ ಅದ್ ನಾನು ತೊಳೆದೆಲ್ಲ ಒಣಸಿ ಸೀದಾ ಇಲ್ಲಿಗೆ ಬಂದು ಓಡ್ ಬಂದೆ. ನಮ್ಗೆ ಕೂಡಲೇ ನೆನಪಾಯ್ತು.
1: ಈಗ ಇದು ನೀವು ಜನಪದ ಹಾಡು ಹಾಡ್ತ್ರಿ ಅಂತ ಹೇಳಿದ್ರೆ, ಒಂದ್ ಜನಪದ ಹಾಡು ಹಾಡ್ತ್ರಿ?
5: ಜನಪದ ಹಾಡು ಹಾಡಬಹುದು. ಅದಕ್ಕೆ ಒಂದು ಸ್ಟೆಪ್ ತಬಲಾ ಸ್ಟೆಪ್ ಅಂತ ಉಂಟು, ಅದು ಇದ್ರೆ ನಮ್ಗೆ ಹಾಡ್ಲಿಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಮತ್ತೆ ನಮ್ಗೆ ಹಾಡ್ಲಿಕ್ಕಂತ ಉತ್ಸವನೂ ಬರುತ್ತೆ. ಅರ್ಥಾಯ್ತಾ? ಈಗ ಕೆಲವ ಒಂದು ಈಗ ಅತ್ತಿಗೆ ನಾದಿನಿ, ಅತ್ತಿಗೆ ಮೈದಿನಿ, 2 ಜನ ಊಟ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳುವಾಗ ಪೂರ್ತಿ ಬರುವುದಿಲ್ಲ, ಒಂದು 2-3 ಸೊಲ್ ಬೇಕಾದ್ರೆ ಹೇಳ್ತೇನೆ.
1: ಒಂದಷ್ಟು ಹೇಳಿ.
5: ಈಗ ಅತ್ತಿಗೆ ಮೈದಿನಿ, ಅತ್ತಿಗೆ ಮೈದಿನಿ ಅಂದ್ರೆ ಅವರೊಂದು ಫ್ರೆಂಡ್ ಲೆಕ್ಕ. ಹೀಗೆ ಇರುವಾಗ ಹೀಗೆ ಅತ್ತಿಗೆ ಮೈದಿನಿ ಕೂತ್ಕೊಳ್ಳು, ಅತ್ತಿಗೆ ಒಂದು ಹಾಡು ಹೇಳೆ. ಇಲ್ಲ ನಂಗೆ ಹಾಡು ಬರುದಿಲ್ಲ, ನೀವೊಂದು ಹೇಳು, ಹೂ ಒಂದು ಹಾಡು ಹೇಳ ಅಥವಾ ನೀನ್ ಸುಮ್ಮನೆ ಕೇಳ್ಬೇಕು ಅಂತ ಹಾಡು ಹೇಳ.
1: ನಂಗೆ ಹೂ ಅಂಬ
5: ಹೂ ಹೂ ಅಂಬ ಹಾಡಲ್ಲ, ಅವ್ರವ್ರು ಮಾತಾಡ್ಕೊಂಡು ಆಗಲ್ಲ. ನಾನು ಹಾಡಿನೊಳಗೆ ನಿನ್ಗೆ ಒಂದು ಉತ್ತರ ಕೇಳ್ತೀನಿ, ನೀ ಹಾಡಿನೊಳಗೆ ಉತ್ತರ ನಂಗೆ ಹೇಳ್ಬೇಕು ಅಂತೇಳಿ.
1: ಓಕೆ
5: ಹಂಗಾಗಿ ಹೇಳು. ಅವಾಗ ಅತ್ತಿಗೆ ದೊಡ್ಡ ಸೋಲ್ತಾಳ, ಮೈದಿನಿ ಸೋಲ್ತಾಳ, ನೋಡ್ಬೇಕು ಅಂತೇಳಿ. ಅವಾಗ ಹೇಳು, ನಾನು ನಿನ್ನ ಹಾಡನ್ನು ಒಡ್ತೇನೆ, ನೀನು ಹೇಳು ಅಂತೇಳಿ. ಅವಾಗ ಹಾಡಿನೊಳಗೆ ಹೇಳು, ಬೇಲಿ ಮೇಲೆ ಹುಟ್ಟುವುದು, ಬೇಲಿ ಮೇಲೆ ಬೆಳೆಯುವುದು, ಬೇಲಿ ಮೇಲೆ ಹುಟ್ಟುವುದು, ಬೇಲಿ ಮೇಲೆ ಬೆಳೆಯುವುದು, ಕಾಯಿ ಕೊಯ್ದು ಬಾಯಿ ಮುಚ್ಚುವುದು, ಬೆರಳಾಗಿ ಮಾತಾಡುವುದು, ನಾರೀನಿ ಬಲ್ಲಾರು ಹೇಳೋ, ಬಲ್ಲಾರು ಜಾಣಿ ನಾರೀನಿ ತಿಳಿದಾರು ಹೇಳೋ. ಯಾರು ಕೇಳಿದ್ದು? ಇದು ಅತ್ತಿಗೆ ಮೈದಿನಿ ಕೇಳಿದ್ದು. ಆ ಮೈದಿನಿ ಕತ್ತಿ ಒಳಗೆ ಹೇಳಬೇಕು ಉತ್ತರ. ಬೇಲಿ ಮೇಲೆ ಹುಟ್ಟುವುದು, ಬೇಲಿ ಮೇಲೆ ಬೆಳೆಯೋದು, ಕಾಯಿ ಕೊಯ್ದು ಬಾಯಿ ಮುಚ್ಚುವುದು, ಬೆರಳ ಮಾತಾಡುವುದು ಅಂದರೆ ಸ್ವರಿ ಬುರುಡಿ ಅಲ್ಲವೇನೆ ಅಥವಾ ಕಿನ್ನಾರಿ ಅಲ್ಲವೇನೆ, ಬಲರು ಜಾಣಿ ಹೌದು ಮತ್ತಲ್ಲವೇನೆ. ಇವಳು ಹೇಳಿದ್ಲು, ಏ ಜಾಣಿ ಹೌದು, ಕೆಂಪಾನ ಚುಳ್ಳಿಯವಳೆ ಹಸರ ಕುಪ್ಪಸದವಳೆ, ಭತ್ತಕ್ಕೆ ಬಂದು ಹೀದಾಳೆ ಬರಿ ಕೈಯ ಬಿಟ್ಕೊಂಡು, ನಾರೀನಿ ಬಲ್ಲಾರೇಳೆ ಬಲ್ಲಾರ ಜಾಣಿ ನಾರೀನಿ ತಿಳಿದಾರೇಳು. ಓಹೋ ಅದ ಕೆಂಪಾನ ಚುಳ್ಳಿಯವಳು ಹಸರ ಕುಪ್ಪಸದವಳು, ಭತ್ತಕ್ಕೆ ಬಂದಿದ್ದಾಳೆ ಬರಿ ಕೈಯ ಬಿಟ್ಕೊಂಡು ಅಂದರೆ ಗಿಳಿಯೂ ಅಲ್ಲವೇನೆ, ಬಲ್ಲರ ಜಾಣಿ ಹೌದು ಮತ್ತಲ್ಲವೇನೆ. ದರಿ ಮೇಲೆ ಹುಟ್ಟುವುದು, ದರಿ ಮೇಲೆ ಬೆಳೆಯೋದು, ದರಿ ಮೇಲೆ ಹುಟ್ಟುವುದು, ದರಿ ಮೇಲೆ ಬೆಳೆಯುವುದು, ದಾರಿ ಕಾರಣ್ಣನ ಸೆರೆಗಿಡಿದು ನಿಲ್ಸೋದು, ನಾರೀನಿ ಬಲ್ಲಾರೇಳು ಬಲ್ಲರ ಜಾಣಿ ನಾರೀನಿ ತಿಳಿದಾರೇಳು. ಓಹೋ ಅದ ದರಿ ಮೇಲೆ ಹುಟ್ಟುವುದು, ದರಿ ಮೇಲೆ ಬೆಳೆಯೋದು, ದಾರಿ ಕಾರಣ್ಣನ ಸೆರೆಗಿಳಿದು ನಿಲ್ಸೋದು ಎಂದರೆ ಸೂರಿ ಮುಳ್ಳಲ್ಲವೇನೆ, ಬಲ್ಲರು ಜಾಣಿ ಹೌದು ಮತ್ತಲ್ಲವೇನೆ. ನೀರಲ್ಲೇ ಹುಟ್ಟುವುದು, ನೀರಲ್ಲೇ ಬೆಳೆಯೋದು, ನೀರಲ್ಲೇ ಹುಟ್ಟುವುದು, ನೀರಲ್ಲೇ ಬೆಳೆಯುವುದು, ನೀರು ಸೋಕಿದರೆ ಮಾಯವಾಗುವುದು, ನಾರೀನಿ ಬಲ್ಲಾರೇಳೆ ಬಲ್ಲರು ಜಾಣಿ ನಾರೀನಿ ತಿಳಿದಾರೇಳೆ. ಓಹೋ ಅದ ನೀರಲ್ಲೇ ಹುಟ್ಟುವುದು, ನೀರಲ್ಲೇ ಬೆಳೆಯುವುದು, ನೀರು ಸೋಕಿದರೆ ಮಾಯವಾಗುವುದಂದರು ಉಪ್ಪು ಅಲ್ಲವೇನೆ, ಬಲ್ಲರು ಜಾಣಿ ಹೌದು ಮತ್ತಲ್ಲವೇನೆ. ಇದು ಅಕ್ಕಿಗೆ ಮತ್ತು ಮೈದಿನಿ ಎರಡು ಜನರು ಗಮ್ಮತ್ತಿಗೆ ಕೂತ್ಕೊಂಡು ಕಲ್ಲಿನ ಕೊಳಪನ ಮಾಡಿ ಮುಳ್ಳಿನ ಶಿಂಬಿಯ ಮಾಡಿ ಬಾವಿ ನೀರಿಗಾಗಿ ಹೊರಟಾಳುಡುಗಿ, ಹೌದೇ ಹೌದ ನೀರೇ ಹೇ ರತ್ನಿ, ಹೌದೇ ಹೌದ ನೀರೇ. ಬಾವಿ ನೀರಿಗಾಗಿ ಹೊರಡುವ ಹೊತ್ತಿಗೆ ಬಾವಿ ದಡದ ಮೇಲೆ ಕುಂತಾನು ಹುಡುಗ, ಹೌದೇ ಹೌದ ನೀರೇ ಹೇ ರತ್ನಿ, ಹೌದೇ ಹೌದ ನೀರೇ. ಬಾವಿ ದಡದ ಮೇಲೆ ಕುಂದ್ರುವ ಹೊತ್ತಿಗೆ ಬಾಳಿ ಮೀನಾಗಿ ಬಳುಕಿದಾಳು ಹುಡುಗಿ, ಹೌದೇ ಹೌದೆ ನೀರೇ ಹೇ ರತ್ನ ನೀನು, ಹೌದೇ ಹೌದೆ ನೀರೇ. ಬಾಳಿ ಮೀನಾಗಿ ಬಳುಕುವ ಹೊತ್ತಿಗೆ ಬಾಳಿ ಮೀನಾಗಿ ಬಳುಕುವ ಹೊತ್ತಿಗೆ ಸಣ್ಣ ಗಾಳು ಹಾಕಿ ಸೆಳೆದನು ಹುಡುಗ, ಹೌದೇ ಹೌದೆ ನೀರೇ ಹೇ ರತ್ನ ನೀ, ಹೌದೇ ಹೌದೆ ನೀರೇ. ಸಣ್ಣ ಗಾಳು ಹಾಕಿ ಸೆಳೆಯುವ ಹೊತ್ತಿಗೆ ಸಣ್ಣ ಗಾಳು ಹಾಕಿ ಸೆಳೆಯುವ ಹೊತ್ತಿಗೆ ಕಪ್ಪಿ ಮರಿಯಾಗಿ ಓಡಿದಾಳು ಹುಡುಗಿ, ಹೌದೇ ಹೌದೆ ನೀರೇ ಹೌದೇ ಹೌದೆ ನೀರೇ. ಕಪ್ಪಿ ಮರಿಯಾಗಿ ಓಡುವ ಹೊತ್ತಿಗೆ ಉದ್ದ ಹೆಸರನಾಗಿ ತಡಿದ ಹುಡುಗ, ಹೌದೇ ಹೌದೆ ನೀರೇ ರತ್ನ ನೀ, ಹೌದೇ ಹೌದೆ ನೀರೇ. ಉದ್ದ ಹೆಸರನಾಗಿ ತಡೆಯುವ ಹೊತ್ತಿಗೆ ಉದ್ದ ಹೆಸರನಾಗಿ ತಡೆಯುವ ಹೊತ್ತಿಗೆ ಆಕಳು ಮರಿಯಾಗಿ ಓಡಿದಾಳು ಹುಡುಗಿ, ಹೌದೇ ಹೌದೆ ನೀರೇ ಹೇ ರತ್ನ ನೀ, ಹೌದೇ ಹೌದೆ ನೀರೇ. ಆಕಳು ಮರಿಯಾಗಿ ಓಡುವ ಹೊತ್ತಿಗೆ ಆಕಳು ಮರಿಯಾಗಿ ಓಡುವ ಹೊತ್ತಿಗೆ ಹುಲಿಯ ರಾಯಾಗಿ ತಡಿದನು ಹುಡುಗ, ಹೌದೇ ಹೌದೆ ನೀರೇ ರತ್ನ ನೀ, ಹೌದೇ ಹೌದೆ ನೀರೇ. ಹುಲಿಯ ರಾಯಾಗಿ ತಡೆಯುವ ಹೊತ್ತಿಗೆ ಹುಲಿಯ ರಾಯಾಗಿ ತಡೆಯುವ ಹೊತ್ತಿಗೆ ಎಲೆಯ ಹಂಬಾಗಿ ಹಂಬಿದಾಳು ಹುಡುಗಿ, ಹೌದೇ ಹೌದೆ ನೀರೇ ರತ್ನ ನೀ, ಹೌದೇ ಹೌದೆ ನೀರೇ. ಎಲೆಯ ಹಂಬಾಗಿ ಹಂಬುವ ಹೊತ್ತಿಗೆ ಎಲೆಯ ಹಂಬಾಗಿ ಹಂಬುವ ಹೊತ್ತಿಗೆ ಮೆಟ್ಟಿ ಒಂದು ವೀಳ್ಯ ಮೆಲಿದನು ಹುಡುಗ, ಹೌದೇ ಹೌದೆ ನೀರೇ ರತ್ನ ನೀ, ಹೌದೇ ಹೌದೆ ನೀರೇ. ಮೆಟ್ಟಿ ಒಂದು ವೀಳ್ಯ ಮೆಲೆಯುವ ಹೊತ್ತಿಗೆ ಮೆಟ್ಟಿ ಒಂದು ವೀಳ್ಯ ಮೆಲೆಯುವ ಹೊತ್ತಿಗೆ ಜ್ವಾಲದ ಕಾಳಾಗಿ ಬಿಕ್ಕಿದಾಳು ಹುಡುಗಿ, ಹೌದೇ ಹೌದೆ ನೀರೇ ರತ್ನ ನೀ, ಹೌದೇ ಹೌದೆ ನೀರೇ. ಜ್ವಾಳದ ಕಾಳಾಗಿ ಬಿಕ್ಕುವ ಹೊತ್ತಿಗೆ ಜ್ವಾಳದ ಕಾಳಾಗಿ ಬಿಕ್ಕುವ ಹೊತ್ತಿಗೆ ಗಿಳಿಯು ಮರಿಯಾಗಿ ಎಕ್ಕಿದ ಹುಡುಗ, ಹೌದೇ ಹೌದೆ ನೀರೇ ರತ್ನ ನೀ, ಹೌದೇ ಹೌದೆ ನೀರೇ. ಗಿಳಿಯ ಮರಿಯಾಗಿ ಹೆಕ್ಕುವ ಹೊತ್ತಿಗೆ ಗಿಳಿಯ ಮರಿಯಾಗಿ ಹೆಕ್ಕುವ ಹೊತ್ತಿಗೆ ರಾಗಿ ಕಾಳಾಗಿ ಬಿಕ್ಕಿದಾಳು ಹುಡುಗಿ, ಹೌದೇ ಹೌದೆ ನೀರೇ ರತ್ನ ನೀ, ಹೌದೇ ಹೌದೆ ನೀರೇ.
1: ಸೂಪರ್ ಸರ್, ಎಷ್ಟು ಉದ್ದ
5: ರತ್ನ. ರಾಗಿ ಕಾಳಾಗಿ ಬಿಕ್ಕುವ ಹೊತ್ತಿಗೆ ರಾಗಿ ಕಾಳಾಗಿ ಬಿಕ್ಕುವ ಹೊತ್ತಿಗೆ ಅಕ್ಕಿ ಮರಿಯಾಗಿ ಹೆಕ್ಕಿದ ಹುಡುಗ ಹೌದೇ ಹೌದನ್ನಿರೆ ರತ್ನನಿ ಹೌದೇ ಹೌದನ್ನಿರೆ ರತ್ನ ಅಕ್ಕಿ ಮರಿಯಾಗಿ ಹೆಕ್ಕುವ ಹೊತ್ತಿಗೆ ಅಕ್ಕಿ ಮರಿಯಾಗಿ ಹೆಕ್ಕುವ ಹೊತ್ತಿಗೆ ಕೋಳಿ ಮರಿಯಾಗಿ ಓಡಿದಳು ಹುಡುಗಿ ಹೌದೇ ಹೌದನ್ನಿರೆ ರತ್ನನಿ ಹೌದೇ ಹೌದನ್ನಿರೆ ಕೋಳಿ ಮರಿಯಾಗಿ ಓಡುವ ಹೊತ್ತಿಗೆ ಕೋಳಿ ಮರಿಯಾಗಿ ಓಡುವ ಹೊತ್ತಿಗೆ ಗಿಡದ ಮರಿಯಾಗಿ ಒತ್ತಾದ ಹುಡುಗ ಹೌದೇ ಹೌದನ್ನಿರೆ ರತ್ನನಿ ಹೌದೇ ಹೌದನ್ನಿರೆ ಈಗ ಒಂದು ವಸ್ತ್ರ ಪಡ್ಕೊಳ್ಬೇಕಾದ್ರೆ ನನಗೆ ಆ ವಸ್ತ್ರ ಸಿಗಲಿಲ್ಲ ಅಂತ ಹೇಳಿ ಅವ್ರನ್ನ ಕೊಲೆ ಮಾಡೋದು ಸುಲಿಗೆ ಮಾಡೋದಿತ್ತು. ಆವಾಗ ಪ್ರಯತ್ನ ಪ್ರಯತ್ನ ಅಂದರೆ ಮೋಸ ಇಲ್ಲ, ದಗ ಇಲ್ಲ, ಏನೂ ಇಲ್ಲ. ಅದಕ್ಕೆ ಸದಾ ಪ್ರಯತ್ನ ಮಾಡಿ ಅವರ ಮನ ಒಲಿಸಿ ಅವರು ನಮ್ಮ ಕಡೆ ತಗೊಂಡು ಬರ್ತು. ಕೊಲೆ ಸುಲಿಗೆ ಅಂತಕ್ಕದ್ದು ನಮ್ಮ ಕಾಲದಲ್ಲಿ ಭಾಳ ಕಡಿಮೆ, 90% ಕಡಿಮೆ, ಈಗೆಲ್ಲ ಜಾಸ್ತಿ ಆಗಿದೆ. ಈಗ ಒಂದು ವಸ್ತ್ರ ಒಂದು ಹುಡುಗಿ ಮೇಲೆ ಇಷ್ಟ ಇದೆ ಅಂತ ಹೇಳಿದ್ರೆ ನಮಗೆ ಇಷ್ಟ ಇದ್ರೆ ಸಾಲದು, ಅವಳಿಗಿದೆಯೋ ಇಲ್ಲ ಅಂತ ನೋಡ್ಕೊಳ್ಬೇಕು. ಅದು ನೋಡ್ಕೊಳ್ಳೋದಿಲ್ಲ, ಅವಳಿಗೆ ಇಷ್ಟ ಇರೋದಿಲ್ಲ. ಅವಳನ್ನು ಮುದ್ದೆ ದಾರಿಯಲ್ಲಿ ಅವಳನ್ನು ಕೊಲೆ ಸುಲಿಗೆ ಇಂಥದ್ದೆಲ್ಲ ಬೇಕಷ್ಟು ನಡೀತದೆ. ಇದು ಈ ಪಾಪಿ ಕಣ್ಣಲ್ಲಿ ನೋಡ್ಬೇಕಂತ ನಾವು ಈ ಪ್ರಾಯದವ್ರಿಗೆ ಉಳಿದಿದ್ದೀವಿ. ನಮ್ಮ ಕಾಲದಲ್ಲಿ ಅದೆಲ್ಲ ಇಲ್ಲ. ಈಗ ಮದುವೆ ಮಾಡೋಕೆ ಹೋಗ್ಬೇಕಾದ್ರೆ ಹುಡುಗನೇ ಹೋಗಿ ಹುಡುಗಿ ಮನೆಗೆ ಹೋಗಿ ನೋಡ್ಕೊಂಡು ಬರೋದು. ಆ ಹುಡುಗಿನ ನಾನು ನೋಡಿದ್ದೀನಿ, ಚೆನ್ನಾಗಿದ್ದಾಳೆ, ಅವಳನ್ನು ನಾನು ಲವ್ ಮಾಡ್ತಾಯಿದ್ದೀನಿ, ಅಪ್ಪಯ್ಯ ಮಾತಾಡಿ ಅಂತ ಕೇಳೋದು. ಅದಿಲ್ಲ, ಅವನೇ ಮದುವೆ ಮಾಡ್ಕೊಂಡು ಬರೋದು. ನಮ್ಮ ಕಾಲದಲ್ಲಿ ಹಾಗೆಲ್ಲ, ನಾವು ಹೆಣ್ಣು ನೋಡೋಕೆ ಹೋಗೋದೇ ಇಲ್ಲ, ನಾವು ಹೆಣ್ಣು ನೋಡಿದ್ದೇ ಇಲ್ಲ. ನಮ್ಮ ತಾಯಿ ತಂದೆ ಅಕ್ಕ ಭಾವ ಅವ್ರು 4 ಪಾಸ್ ಮಾಡ್ಕೊ ಬಂದಮೇಲೆ ನಾವು ಮದುವೆ ಆಗೋದು ಒಂದೇ ಬಾಕಿ. ಈಗ ಕಾಲ ಎಲ್ಲ ಬದಲಾಗಿದೆ ಮೇಡಮ್. ಆದ್ದರಿಂದ ಈಗ ಹೇಳಲಿಕ್ಕೆ ಬರೋದಿಲ್ಲ, ಪ್ರಕೃತಿ ನೇಮ. ಇನ್ನು ಮುಂದೆ ಯಾವ ಕಾಲ ಬರ್ತದೆಯೋ, ಯಾವುದು ಬರ್ತದೆಯೋ. ನಾವು ಹೌದು,
1: ನಿಮ್ಗೆ ಯಕ್ಷಗಾನ ಅಂದ್ರೆ ಭಾರಿ ಆಸೆ ಅಲ್ದಾ? ನೀವು ಅರ್ಥಗಾರಿಕೆ ಮಾಡ್ತೀರಿ, ಪದ ಎಲ್ಲ ಹೇಳ್ತೀರಿ ಅಂತ. ಈಗ ನಿಮ್ ಪದ ಹೇಳುಕ್ಕೆ ತಾಳಮೇಳ ಎಲ್ಲ ಬೇಕಾ?
5: ತಾಳ ಏನಾದ್ರು ಒಂದು ಚೂರು ಸೌಂಡ್ ಇದ್ರೆ ಅದಕ್ಕೊಂದು ಇಂಟ್ರೆಸ್ಟ್ ಬರುತ್ತೆ. ಬೇಡ, ಅದು ಅಕಸ್ಮಾತ್ ಒಂದ್ 4 ಸೊಲ್ ಹೇಳ ಅಂತ ಹೇಳಿದ್ರೆ
1: 4 ಸೊಲ್ ಹೇಳಿಬಿಡಿ ಕಂಬ. ಹೆಂಗ್ ಬರ್ತ ಕಂಬ?
5: ಈಗ ಕೃಷ್ಣ ಸಂಧಾನದಲ್ಲಿ ಸಂಧಾನದಲ್ಲಿ ಒಂದು ಕೃಷ್ಣ ಅವನು ನಿತ್ಯವೇದಿ ಕಟ್ಟಳದಂತಲೇ ಒಂದು ಅರ್ಗೆ ಕೊಡುವುದು. ಆವಾಗ ಆ ಅರ್ಗೆಯನ್ನು ಕೊಡುವಂತ ಸಂದರ್ಭದಲ್ಲಿ ವಾಯು ಮಾರ್ಗವಾಗಿ ಕುವೇರನ ಪುತ್ರ ಗಯಾ ಗಂಧರ್ವ ಎನ್ನುವನು ವಾಯು ಮಾರ್ಗವಾಗಿ ತುರ್ಗವನ್ನು ಬಿಟ್ಟುಕೊಂಡು ಹೋದ. ಇವನು ಆ ಅರ್ಗೆಯನ್ನು ಅರ್ಗೆಗೆ ಅವನ ತುರ್ಗದ ಬೆವರು ಬಿತ್ತು, ಅರ್ಗೆ ಭ್ರಷ್ಟವಾಯಿತು. ಆವಾಗ ಕಣ್ಣೆತ್ತಿ ನೋಡುವ, ಯಾವಾಗ ನನ್ನ ಅರ್ಗೆಯನ್ನು ಭ್ರಷ್ಟ ಮಾಡಿದವನು, ನಿನ್ನನ್ನು 8 ತುಂಟದ ಆ ತುಂಟದ 8 ನಿನ್ನ ಗಂಟಲನ್ನು ಅರಿತೇನೆ ಅಂತ ಕೃಷ್ಣ ಶಬ್ದ ಮಾಡ್ದ. ಅದಾಯ್ತಾ? ಶಬ್ದ ಮಾಡಿ ಅಲ್ಲಿಗೆ ಯಕ್ಷಗಾನದಲ್ಲಿ ತಾರಕ ಮಂತ್ರದಿಂದ ಭಕ್ತಿಯಲ್ಲಿ ರಾಮ ರಾಮಿಪ ಚಂದ ನಾರದ ಮುನಿಪನಾಗ ಪರಿಸದಲ್ಲಿ ದ್ವಾರಕಿಗೆ ಬರಲು ಬೇಗ. ಕಂಠಗಿಂತ ಏನು ಇಲ್ಲ, ದನಿ ಇಲ್ಲ. ಆವಾಗ ನಾರದವರು ದ್ವಾರಾವತಿಗೆ ಸೀದಾ ಬಂದರು. ದ್ವಾರಾವತಿಗೆ ಬರುವಾಗ ಇವನ್ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ದ. ನಾನು ಅವನ ಗಂಟಲು ಅರಿತೇನೆ ಅಂತ ಹೇಳಿದೆ, ಆಗ ಯಾವನೇ ಏನು ಅವನ ಗೊತ್ತ ಸಿಗ್ಲಿಲ್ಲ ಅಂತ ಹೇಳಿ ಹೇಳಿ ಭಾರಿ ಎತ್ತಿ ಬಿಡ್ತಾ ಇದ್ದ. ಇವನು ಹೋಗಿ ಗಂಗೆಯಲ್ಲಿ ಹೋಗಿ ಸಮುದ್ರದಲ್ಲಿ ಹೋಗಿ, ತಾಯಿ ನೀನೇ ತಾಯಿ, ನಾನೇ ಮಗ, ನನ್ನ ನಾನು ಅರ್ಗೆಯನ್ನು ದಿನನಿತ್ಯ ಪ್ರಕಾರವಾಗಿ ನಾನು ಅರ್ಗೆಯನ್ನು ಕೊಡುವಂತ ಸಂದರ್ಭ ಯಾವನ ವಾಯು ಮಾರ್ಗವಾಗಿ ಹೋದ. ಅವನ ತುರ್ಗದ ಬೆವರು ನನ್ನ ಅರ್ಗೆಗೆ ಬಿದ್ದು ಅರ್ಗೆ ಭ್ರಷ್ಟವಾಗಿ ಹೋಯ್ತು. ಯಾರಿರ್ಬೋದು ತಾಯಿ ಅಂತ ಗಂಗೆಯಲ್ಲಿ ಕೇಳದಲ್ಲಿ ತಾ ಮಾತೆ ಹೇಳಿದ್ಲು, ಕುವೇರನ ಪುತ್ರ ಗಯಗಂಧರ್ವ ಎನ್ನುವನು ಹೋಗಿದ್ದು ಮಾರ್ಗವಾಗಿ, ಅವನ ತುರ್ಗದ ಬೆವರು ನಿನಗೆ ಬಿದ್ದಿದ್ದು. ಈಗ ನಾನು ಶಬ್ದ ಮಾಡಿಬಿಟ್ಟು ಗಯನ ಗಂಟಲನ್ನು 8 ಅರಿತೇನೆ ಅಂತೇಳಿ. ಈಗ ಸಮಯ ಕಳೀತಾ ಬಂತು, ಅವನು ಸಿಕ್ಕಲಿಲ್ಲ, ಏನ್ ಮಾಡೋದು? ಆವಾಗ ಬಂದ ನಾರದವರು ಆಗಮನ ಆಯಿತು. ಎಂದಿನಂತಲ್ಲ ಹರಿಯೇ ಸಿರಿ ಮುಖವು ಕಂದಿತ್ಯಾ ಕೆಂಬುದರಿಯೇ ಕುಂದು ಕೊಸರಂಟೆ ಹೇಳು ಎನ್ ನೋಡದೆ ಸಂದೇಹ ಬೇಡ ನಿನಗೆ, ಏನಾದರೂ ಕುಂದ ಕೊರತೆ ಉಂಟು ನಿನ್ನ ಇದಕ್ಕೆ ಬರುವಾಗ ನೀನು ಸಂತೋಷದಿಂದ ಇರುವವ, ಇವತ್ತು ನಿನ್ನ ಮುಖ ಕಂದಿ ಕುಂದಿ ಬಾಡಿ ಬಸಬಳಿಯುತ್ತಿದೆಯಲ್ಲ, ಯಾಕಿರ್ಬೋದು ಕೃಷ್ಣ? ಇಲ್ಲ ಸ್ವಾಮಿ, ಈ ರೀತಿಯಾಗಿ ನನ್ನ ಅರ್ಗೆವನ್ನು ಭ್ರಷ್ಟ ಮಾಡಿದವನು ಗಯಗಂಧರ್ವನಂತೆ ಗಂಗೆ ತಾಯಿ ಹೇಳಿದ್ದು ಮಾತು. ಅವನ ಗಂಟಲನ್ನು 8 ಅರಿತೇನೆ ಅಂತ ನಾನು ಶಬ್ದ ಮಾಡಿದ್ದೇನೆ, ಆದ್ರೆ ಅವನು ಸಿಗಲಿಲ್ಲ. ನೀವು ಲೋಕ ಸಂಚಾರಿಗಳು, ನೀವೆಲ್ಲರೂ ಬರುವಾಗ ಅವನ್ನೆಲ್ಲರೂ ಕಂಡಿದ್ದುಂಟು ಸ್ವಾಮಿ. ಆವಾಗ ನಾರದವ್ರು ಹೇಳ್ತಾರೆ, ನಾರದವ್ರು ಹೇಳ್ತಾರೆ, ಹೇಳಲಾರೇನು ರಂಗ ಹೇಳದು ಉಳಿಯಲಾರೇನು, ಹೇಳಲಾರೇನು ರಂಗ ಹೇಳದು ಉಳಿಯಲಾರೇನು, ಹೇಳಿದಾರೆ ನಾಳೆ ಅವನ ಪ್ರಾಣ ಹೋಗ್ತದೆ, ಆದ್ರಿಂದ ನಾನು ಹೇಳುವುದಿಲ್ಲ.
1: ವೆರಿ ನೈಸ್. ಓಕೆ
5: ಇಲ್ಲ ಸ್ವಾಮಿ, ಹಾಗಂತಾದ್ರೆ ಹೇಳಬಾರ್ದು ಅಂತ ಒಂದು ಮನ್ಸು, ಹೇಳಬೇಕು ಅನ್ನೋ ಇನ್ನೊಂದು ಮನ್ಸು, ಹೇಳಲಾರೇನು ಹೇಳದು ಉಳಿಯಲಾರೇನು. ನಾಳೆ ನಾನು ಹೇಳ್ದೆ ಅಂದ್ರೆ ಅವನ ಪ್ರಾಣ ಉಳಿಯುವುದಿಲ್ಲ, ಈ ಪಾಪಕ್ಕೆ ನಾನು ಗುರಿ ಆಗ್ಬೇಕಲ್ಲ. ಇಲ್ಲ ಸ್ವಾಮಿ, ನೀವು ಎಲ್ಲ ಹೇಳಲೇಬೇಕು. ಎಲ್ಲಿ ಹೋದ, ಯಾರು ಯಾವ ಬದಿಗೆ ಹೋದ, ಅವನ ಹುಡುಕಿಗೆ ಅವನ ಗಂಟಲು ಅರಿಬೇಕು.
1: ಅಲ್ಲ ಸರ್, ಇದೆಲ್ಲ ನೀವು ಸ್ಕ್ರಿಪ್ಟ್ ಇಲ್ಲ, ಏನು ಬರ್ಕೊಂಡದಿಲ್ಲ, ಹ್ಯಾಂಗ ಇಷ್ಟಪ್ಪ ನೆನ್ಪಿಟ್ಕಂತ್ರಿ ಈ ವಯಸ್ಸಲ್ಲ?
5: ಸಾಮಾನ್ಯವಾಗಿ ಈಗ ಕೆಲವು ನೆನಪು ಅಂತ ಬಂದಿತ್ತು.
1: ಹೌದಾ?
5: ಹೌದಾ. ಆವಾಗ ಎಲ್ಲಿ ಹೋದ ಹೇಳ್ಬೇಕು ಸ್ವಾಮಿ ಅಂತ. ಆವಾಗ ಅವ್ರು ನಾರ್ದವ್ರು ಹೇಳ್ತಾರೆ, ಹಸುವಿಗೆಂದು ಹಣ್ಣು ತರಲು ಎಸೆವ ಒನಕೆ ಹೋಗುತ್ತಿರಲು, ಹಸುಳೆ ಒಬ್ಬ ಹುಡುಗ ತನ್ನ ಹೆಸರು ಗಯಗಂಧರ್ವನೆಂದ. ನೋಡಿ ಕಾರ್ಮಿಕ ಒನಕೆ, ನಾನು ಹಸು ಆಯ್ತು, ಒಂದು ಏನಾದ್ರು ಹಣ್ಣು ಸಿಗುತ್ತ ನೋಡುವ ತಿಂತೇನೆ ಅಂತ ಹೋಗ್ತಾ ಇರುವಾಗ ಅದೇ ಒಂದು ಮಾರ್ಗವನ್ನು ಕೂಡಿ ಒಬ್ಬ ಹುಡುಗ ಹೋಗ್ತಾ ಇದ್ದ. ಅವನು ನನ್ನ ಹೆಸರು ಗಯಗಂಧರ್ವ, ಗಯಗಂಧರ್ವ ಎನ್ನುವುದಾಗಿ ಬಾಯಿಂದ ಹೇಳ್ತಾ ಅದೇ ಮಾರ್ಗವಾಗಿ ಹೋಗ್ತಾ ಇದ್ದ.
1: ಸರಿ ಸರ್, ಸಾಕು. ಓಕೆ, ಎಷ್ಟು ಲೈಕ್ ಹೇಳ್ತೀರಿ ಸರ್ ಅದನ್ನ ನೆನಪಿಟ್ಕೊಂಡು ಕಣ್ಣಿ ಕಟ್ಟುವಂತೆ, ಅದು ಪದನು ಹೇಳ್ಕೊಂಡು ಅದರ ಅರ್ಥಾನು ಹೇಳ್ತಾ ತುಂಬಾ ಲೈಕ್ ಹೇಳ್ರಿ ಸರ್, ನಂಗೆ ಭಾರಿ ಖುಷಿ ಆಯ್ತು.
5: ಮೇಡಮ್, ಈಗ ಸಾಮಾನ್ಯವಾಗಿ ತಬಲಕ್ಕೆಲ್ಲ ಕೈ ಆಡ್ಸೋದು ಕಷ್ಟ. ತಬಲ ಸಂಗೀತ, ಸಂಗೀತ ಅಂದ್ರೆ ಫಸ್ಟ್ ಯಕ್ಷಗಂಧಲ್ಲೇ
1: ಕುಣಿಸೋದಿತ್ತು.
5: ಮತ್ತೆ ಪದ ಹೇಳ್ತೀನಿ, ಭಾಗವತಿಗೆ ಮಾಡ್ತೀನಿ. ಮತ್ತೆ ಈ ವಯಸ್ಸಿಗೆ ತಕ್ಕಾಗಿ ಈಗ ಭೀಷ್ಮ ವಿಜಯದಲ್ಲಿ ಭೀಷ್ಮ ಮಾಡ್ತೀನಿ.
1: ಈಗಲೂ ಮಾಡ್ತೀರಿ?
5: ಹೌದು, ಈಗಲೂ ಮಾಡ್ತೀನಿ. ನಮ್ಮೂರ್ನಲ್ಲಿ ಸಂಘದ ಮೇಳ ಎಲ್ಲ ಉಂಟು, ನನ್ ಕರೀತಾರೆ
1: ಅದಕ್ಕೆ ಮಾತ್ರನೇ.
5: ಈ ದ್ರೌಪದಿ ಪ್ರತಾಪದಲ್ಲಿ ದ್ರೌಪದಿ ಮಾಡ್ತೀನಿ. ಆಮೇಲೆ ಇದು ಇದರಲ್ಲಿ ಯಾವುದು ಭೂಸುರರು, ಈ ವಯಸ್ಸಾದ ನಮ್ಮ ವಯಸ್ಸಿಗೆ ತಕ್ಕಾದ ಪಾರ್ಟ್ ಇದ್ರೆ ಮಾತ್ರ ಮಾಡ್ತೇನೆ.
1: ಸೂಪರ್ ಸರ್, ಭಾರಿ ಖುಷಿ ಆಯ್ತು ಇವತ್ತು ರೇಡಿಯೋ ಕುಂದಾಪುರದ ಮಾತುಕತೆಯಲ್ಲಿ ಮಲ್ಟಿ ಟ್ಯಾಲೆಂಟೆಡ್ ಮೂಡ್ಲು ಕಟ್ಟೆಯ ವೀರಭದ್ರ ಅವರು ಎಷ್ಟು ಲೈಕ್ ಮಾತಾಡ್ರೆ. ಯಕ್ಷಗಾನ ಕೇಳಿ, ಪದ ಹೇಳುದು ಕೇಳಿ, ಅರ್ಥಗಾರಿಕೆ ಕೇಳಿ, ಧಿಮ್ಸಾಲ್ ಕೇಳಿ, ಜನಪದ ಹಾಡುಗಳನ್ನ ಕೇಳಿ, ಏನುಂಟು ಏನಿಲ್ಲ ಎಲ್ಲ ಉಂಟು ಸರ್. ನಿಮ್ ಜೊತೆ ಮಾತಾಡಿ ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದು ಮಾತಾಡೋದಕ್ಕೆ.
5: ಧನ್ಯವಾದಗಳು.
1: ಓಕೆ, ಕೇಳುಗ್ರೆ, ನಾವು ವೀರಭದ್ರ ಅವ್ರ ಹತ್ರ ಇಷ್ಟು ಲೈಕ್ ಅವ್ರು ಮಾತಾಡದ, ಆ ಮಾತುಗಳನ್ನ ನೆನ್ಪಿಟ್ಕೊಂಬ, ಆ ಮಾತುಗಳನ್ನ ಅವ್ರು ಮಾತಾಡಿದ ರೀತಿಯನ್ನ ಸ್ಮರಿಸ್ತಾ ಅವ್ರಿಗೆ ಇನ್ನೊಮ್ಮೆ ಧನ್ಯವಾದ ಹೇಳ್ತಾ ನಾವೆಲ್ಲ ಹೊರಡ್ತಾ ಇತ್ತು. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
6: ಎಲ್ರಿಗೂ ನಮಸ್ಕಾರ, ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಆಷಾಢಿ ಹಬ್ಬ, ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳು. ಇವತ್ ನಾವು ಕುಂದಾಪುರದಲ್ಲಿತ್ತ ನಮ್ಮ ಕುಂದಾಪುರ ಜನರಿಗೆ ನಮ್ಮ ಪಂಜು ಗಂಗೊಳ್ಳಿ ಅವರು ಬರೆದ ಕುಂದಾಪುರ ಕನ್ನಡ ನಿಘಂಟಿನ ಪುಸ್ತಕದಿಂದ ಕೆಲವು ಪದಗಳನ್ನ ಹೆಕ್ಕ ಬಂದಿತ್ತು. ಅವ್ರ ಹತ್ರ ಅದರ ಅರ್ಥ ಎಂತ ಅಂತ ಕೇಂಬ. ಸೊ ಇವತ್ ನಮ್ ಜೊತೆ ಒಬ್ಬರಿದ್ದಾರೆ. ಹಲೋ ಸರ್, ನಿಮ್ ಹೆಸರು?
7: ಪ್ರಭಾಕರ್.
6: ಸರ್, ನಿಮ್ಗೆ ಒಂದೆರಡು ವರ್ಡ್ ಗಳನ್ನ ಕೇಳ್ತೀವಿ, ಅದ್ರದ್ದು ಮೀನಿಂಗ್ ಅನ್ನ ನೀವು ಹೇಳ್ಬೇಕು. ಓಕೆ, ಸೊ ಫಸ್ಟ್ ವರ್ಡ್ ನಿಮ್ದು ಹಂಬಾಕ್ ಅಂದ್ರೆ ಅಂತ.
7: ಚೀಟಿಂಗ್, ಮೋಸ.
6: ಕರೆಕ್ಟ್. ಇನ್ನೊಂದ್ ವರ್ಡ್ ಚೈ ಪೈ ಅಂದ್ರೆ ಅಂತ.
7: ಕಿರಿಕಿರಿ ಮಾಡು. ಕಿರಿಕಿರಿ.
6: ಥ್ಯಾಂಕ್ ಯು ಸರ್, ಕರೆಕ್ಟ್ ಆಗಿ ಹೇಳಿರೋ. ಹಿಂಗಿಂದೆ ಇನ್ನಷ್ಟು ಪದಗಳನ್ನ ಇನ್ನಷ್ಟು ಜನರಿಗೆ ಕೇಂಬ. ಅಷ್ಟದೊಳಗೂ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
8: ಕುಂದಾಪುರ ಕನ್ನಡದ ಶತಕುಂದ ಪದ್ಯ, ಕನಸಿನ ಮೊದಲೇ ಮೆಟ್ಲಿದ ಸಣ್ಣ ತುಣುಕು.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ಇವತ್ತು ನಾವು ವಿಶ್ವ ಕುಂದಾಪುರದ ಕನ್ನಡ ಅಂಗವಾಗಿ ನಮ್ಮ ಕುಂದಾಪುರ ಕನ್ನಡ ಜನತೆಗೆ ಕುಂದಾಪುರ ಕನ್ನಡದ ಪರಿಚಯ ಮಾಡಿಸುವಂತ ಬಂದಿತ್ತು ಕೆಲವೊಂದು ಶಬ್ದಗಳು. ಈ ಶಬ್ದಗಳು ಎಂತಂದ್ರೆ, ಪಂಚು ಗಂಗೊಳ್ಳಿ ಅವರು ಕುಂದಾಪುರ ಕನ್ನಡ ನಿಘಂಟೆಯಿಂದ ಹೆಕ್ಕ ತಕ ಬೈದು. ಈಗ ಪದಕ್ಕೆ ಅಂತೆ ನೀವು ಅದಕ್ಕೆ ಅರ್ಥ ಹೇಳಿ. ನೆಗ್ಗುದು ಅದಕ್ಕೆ ಕುಂದಾಪುರ ಇದ್ರಲ್ಲಿ ಎತ್ತುದು. ಆಮೇಲೆ ಬರಾಕಂತ ಅಂತಾರೆ, ಅದಕ್ಕೆ ಅಂತಂದ್ರೆ ಬರುವುದಲ್ಲ. ಬರಾಕಿಂದ ಬಾ ಬಾ ಅಂತ ಕರೀತು. ನಿಮ್ಗೆ ಯಾರು ಕರೀಲ್ಯ? ಥ್ಯಾಂಕ್ ಯು. ನಿಮ್ಮ ಹೆಸರಂತ?
1: ಸಂಜನಾ.
0: ಸಂಜನಾ ಅವರಿಗೆ ಧನ್ಯವಾದಗಳು. ಇದೇ ತರ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ.
1: ಥ್ಯಾಂಕ್ ಯು.
2: ಮನೆಗೆ ಇಪ್ಪ ಪ್ರತಿಯೊಬ್ಬನೂ ಮೊಬೈಲ್ ಇಟ್ಕೊಂಡು ತಿಕ್ತ ಕೂತ್ಕೊಂಡ್ರೆ ಮೊಬೈಲ್ ಮುಟ್ಬೇಡ ನಾಳೆ ಬುದ್ಧಿ ಯಾರಿಗೆ ಹೇಳುದಪ್ಪಯ್ಯ?
3: ಅಲ್ಲ ನಿಮ್ ಲೆಕ್ಕದಲ್ಲಿ ಅಂತ ಮಕ್ಳ ಕೈಯಿಂದ ಮೊಬೈಲ್ ಕಸ್ಕೊಂಡ್ ಕಾತಿಲ್ಲ ನೆನ್ಸ್ಕೊಂಡಿದ್ಯಾ?
2: ಇಲ್ಲಪ್ಪ, ಒಂದ್ಸಲ ಟ್ರೈ ಮಾಡಿ.

0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇವತ್ ನಾವು ಕುಂದಾಪುರ ಜನರಿಗೆ ನಮ್ಮ ಪಂಜು ಗಂಗೊಳ್ಳಿ ಅವರು ಬರೆದ ಕುಂದಾಪುರ ಕನ್ನಡ ನಿಘಂಟಿನಿಂದ ಕೆಲವು ಪದಗಳನ್ನ ಹೆಕ್ಕ ಬಂದಿತ್ತು. ಅದರ ಅರ್ಥವನ್ನ ಗ್ರಾಂಥಿಕ ಭಾಷೆಯಲ್ಲಿ ಅದರ ಅರ್ಥ ಎಂತ ಅಂತ ಹೇಳಿ ನಮ್ ಕುಂದಾಪುರ ಜನತೆಗೆ ಎಂಬ ಈಗ ನಾವು ಕುಂದಾಪುರದ ವಿಶ್ವ ಮೆಡಿಕಲ್ ಹೆಂಗಿತ್ತು ಸರ್, ನಿಮ್ ಹೆಸರು ರಾಘವೇಂದ್ರ ಅವರೇ. ರಾಘವೇಂದ್ರ ಅವರೇ, ನಿಮ್ಮ ಮೊದಲನೇ ಪದ ಏನಂದ್ರೆ ಲಕ್ತ ಅಂದ್ರೆ ಎಂತ? ಹೊಂದಿಕೆ. ನಿಮ್ಮ ಎರಡನೇ ಪದ ಏನಂದ್ರೆ ಲಗಡಿ ಅಂದ್ರೆ ಎಂತ?
1: ಲಗಡಿ ಅಂದ್ರೆ ಹಾಳು
0: ಮಾಡುದು. ಕರೆಕ್ಟ್. ಥ್ಯಾಂಕ್ ಯು ಸರ್, ನಿಮ್ಗೆ ತುಂಬಾ ಥ್ಯಾಂಕ್ ಯು. ಹೀಗೆ ಇನ್ನಷ್ಟು ಜನರಿಗೆ ಇನ್ನಷ್ಟು ಪದಗಳನ್ನ ಕೇಂಬ ಅಲ್ಲಿವರೆಗೂ ನೀವು ಕೇಂತೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ನಾವಿವತ್ತು ರೆಡ್ ಕ್ರಾಸ್ ಇನ್ಸ್ಟಿಟ್ಯೂಷನ್ ಆಗಿತ್ತು. ನಮ್ಮ ಜೊತೆ ಇದ್ರೆ ರೇಷ್ಮಾ ಅವರು. ರೇಷ್ಮಾ ಅವರೇ ನಮಸ್ತೆ.
1: ನಮಸ್ತೆ.
0: ನಾವು ಇವತ್ತು ವಿಶ್ವ ಕುಂದಾಪುರ ಕನ್ನಡ ಅಂಗವಾಗಿ ಕೆಲವೊಂದು ಪದಗಳನ್ನು ತಕ ಬೈತ. ಇದು ಪಂಚುಗೊಂಗಳ್ಳಿ ಅವರ ಕುಂದಾಪುರ ಕನ್ನಡ ನಿಘಂಟಿಂದ ಹೆಕ್ಕ ಬಂದದ್ದು. ನಾವು ಆ ಪದಗಳನ್ನ ನಿಮಗೆ ಹೇಳ್ತೋ, ನೀವು ಅದಕ್ಕೆ ಅರ್ಥ ಹೇಳ್ರಿ ಸಾಕು. ಮೊದಲನೇ ಪದ ಅಂತ ಅಂದ್ರೆ ಚಂಚಿಕಂಬುದಂದ್ರೆ ಅಂತ.
1: ಚಂಚಿಕಂಬುದಂದ್ರೆ ಎತ್ತಿಕೊಳ್ಳುವುದು.
0: ಮತ್ತೆ ಗ್ವಾಂಕಿ ಚೀಲ ಅಂದ್ರೆ ಅಂತ.
1: ಗ್ವಾಂಕಿ ಚೀಲ ಅಂದ್ರೆ ಧ್ವನಿ ಪೆಟ್ಟಿಗೆ.
0: ಥ್ಯಾಂಕ್ಸ್ ರೇಷ್ಮಾ ಅವರೇ. ರೇಡಿಯೋ ಕುಂದಾಪುರನ ಕೇಂತಾ ಇರಿ.
1: ಓಕೆ ಸರ್, ಥ್ಯಾಂಕ್ ಯು.
0: ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ.
2: ಮಾತಾಡ್ರಲ್ಲ ಮಾರ್ರ, ಸುಮ್ಮನ್ ಕೂತಿರಲ್ಲ ಮಾರ್ರ. ಓರ್ ಬ್ರಾಹ್ಮಣ ಕಂಡಾಗ ಬೇಡ ಬೇಡ ಬಿಸ್ಕೆ ತಗೊಂಬೇಡ.

0: ಕಸ್ಕೊಂಡು ತಂಡಿಗೆ ಮತ್ತಿತ್ತ ಎಂತ ಹೇಳುದು.
1: ವಿಶ್ವಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ

0: ಕೃತಿಯ ಸ್ವರ.
1: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜೆ ವೈಭವ್ ಶೆಟ್ಟಿ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಂದ ನಾವು ಪಂಜು ಗೊಂಗೊಳ್ಳಿಯವರ ಕುಂದಾಪುರ ಕನ್ನಡ ನಿಘಂಟಿನಿಂದ ಆಯ್ದುಕೊಂಡಂತ ಕೆಲವೊಂದು ಶಬ್ದಗಳನ್ನ ನಾವು ಜನರಿಗೆ ಕೇಂತ ಇತ್ತು. ಇವತ್ ನಮ್ಮೊಟ್ಟಿಗಿದ್ರ ಸಮರ್ ಶೆಟ್ಟಿ ಅವರು. ಸಮರ್
2: ಹೇಳಿ.
1: ಅಂದಿನ ಕಾಲು ಅಲ್ಲ ವಂಡರ್ ಕಂಬಳು ಅಲ್ಲ ಅಂದ್ರೆ ಅಂತ.
2: ಅಂದಿನ ಕಾಲು ಅಲ್ಲ ವಂಡರ್ ಕಂಬಳ ಅಲ್ಲ. ವಂಡರ್ ಅಂಬುದು ಒಂದ್ ಜಾಗ, ಅದು ಮಂದಾರ್ತಿ ಹತ್ರ ಇರತ್ತ. ಹಂಗೆ ವಂಡರ್ ಅಂಬು ಪ್ಲೇಸ್ ಆಗೇ ಮೊದ್ಲ ಬಾರಿ ಕಂಬಳ ಆಗ್ತಿರತ್ತ. ಕಂಬಳಕ್ಕ ಈಗ ಇವಾಗ ಕಂಬಳ ಅಲ್ಲ ತಾರ, ಅವಾಗ ಕಂಬಳ ಅಂದ್ರೆ ಬೇರೆ ತರ, ಅದೇ ಜನರಿಗೆ ಎಂಟರ್ಟೈನ್ಮೆಂಟ್. ಅಲ್ಲ ಫುಲ್ ಜನ ತುಂಬ್ತಿದ್ರು ಇಡೀ ಕುಂದಾಪುರ ಬದಿಯರೆಲ್ಲ. ಹಂಗೆ ಅಂದಿನ ಕಾಲದಾಗ ಆತರ ಅಲ್ಲಿ ಕಂಬಳ ಆತಿತ್ತ. ಅದನ್ನ ಈಗಳಿನ ಕಾಲಕ್ಕೆ ಹೋಲಿಸಿ ಹೇಳ್ತಾರ, ಅಂದಿನ ಕಾಲ ಅಲ್ಲ ವಂಡರ್ ಕಂಬಳ ಅಲ್ಲ ಅನ್ಕಂಡ್ ಅಷ್ಟೇ.
1: ಥ್ಯಾಂಕ್ ಯು ಸಮರ್ ಶೆಟ್ಟಿ ಅವರೇ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನಮಸ್ಕಾರ ಮರ್ರೆ, ನಾನ್ ಸಿಂಚನ. ಎಲ್ರಿಗೂ ಆಸಡಿ ಹಬ್ಬ ಹಾಗೂ ವಿಶ್ವ ಕುಂದಾಪುರ ಕನ್ನಡ ದಿನದ ಹಾರ್ದಿಕ ಶುಭಾಶಯಗಳು. ನಾವು ಕುಂದಾಪುರದ ರಂದಳಿ ದಿನಸುಕೆ ಕುಂದಾಪುರ ಕನ್ನಡವೇ ನಮ್ ಕನ್ನಡಿ. ಅಲ್ದೆ ಕುಂದಾಪುರ ಬಿಟ್ಟು ಹೊರ್ಗೆ ಎಲ್ಲೇ ಇದ್ರು, ಎಂತದೇ ಮಾಡ್ತಿದ್ರು, ಕುಂದಾಪುರ ಕನ್ನಡ ಕೇಂದ್ರ ಕೂಡ ನಮ್ ಕೆಮಿಚೂರ್ ಕತ್ ಅವ್ರ ಬುಡ್ ಹೋಯಿ ಹೋಯ್ ಊರ್ ಬದಿ ನಿಮ್ದು ಯಾವ ಬದಿ ಅಂದಳಿ ಕೇಂತ. ನಮ್ ಭಾಷಿ ನಮ್ಮವ್ರ ಅಂಬು ಒಂದ್ ಭಾವನೆ ಬೆಳಿತು. ಇಂತ ಭಾವನೆಗಳನ್ನ ಬೆಸಿತಾ ನೀವ್ ಕೇಂತೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ದೆ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇವತ್ತು ನಾವು ಪಂಜುಗಂಗೊಳ್ಳಿ ಬರೆದ ಕುಂದಾಪುರ ನಿಘಂಟು, ಅದರಿಂದ ಒಂದೆರಡು ಪದಗಳನ್ನು ಹೆಕ್ಕ ತಕ್ಕ ಬಂದಿದ್ದ. ಇವತ್ತು ನಾವು ಇಲ್ಲಿ ಕುಂದಾಪುರ ಜನರ ಹತ್ರಗೆ ಕೇಳ್ತಿತ್ತು ಅದರದ್ದು ಅರ್ಥ ಏನಂತ. ಆಂಟಿ ನಿಮ್ಮ ಹೆಸರೆಂತ?
3: ಸರೋಜ.
2: ಮಣ್ಮರ್ಗಿ ಅಂದ್ರೆ ಎಂತ?
3: ಅನ್ನ ಭಕ್ಸೋದು.
2: ಜಗನ್ನಾಥ್ ಅಂದ್ರೆ?
3: ದುರ್ವಾಸನೆ.
2: ಥ್ಯಾಂಕ್ಸ್ ಅಮ್ಮ. ಹೀಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪ್ರ 89.6 FM. ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ನಾವಿವತ್ತು ರೆಡ್ ಕ್ರಾಸ್ ಸೊಸೈಟಿ ಇನ್ಸ್ಟಿಟ್ಯೂಷನ್ ಆಗಿತ್ತು. ನಮ್ಮ ಜೊತೆ ಇದ್ರೆ ರೇಷ್ಮಾ ಅವರು. ರೇಷ್ಮಾ ಅವರೇ, ನಮಸ್ತೆ.
2: ನಮಸ್ತೆ.
1: ನಾವು ಇವತ್ತು ವಿಶ್ವ ಕುಂದಾಪ್ರ ಕನ್ನಡ ಅಂಗವಾಗಿ ಕೆಲವೊಂದು ಪದಗಳನ್ನು ತಕ ಬಂತ. ಇದು ಪಂಚುಗೊಂಗಳ್ಳಿಯವರ ಕುಂದಾಪ್ರ ಕನ್ನಡ ನಿಘಂಟಿಂದ ಹೆಕ್ಕ ಬಂದದ್ದು. ನಾವು ಆ ಪದಗಳನ್ನು ನಿಮಗೆ ಹೇಳ್ತೋ, ನೀವು ಅದಕ್ಕೆ ಅರ್ಥ ಹೇಳಿದ್ರೆ ಸಾಕು.
2: ಸರಿ.
1: ಮೊದಲನೇ ಪದ ಅಂತ ಅಂದ್ರೆ ಚಂಚಿಕಂಬುದಂದ್ರೆ ಅಂತ.
2: ಚಂಚಿಕಂಬುದಂದ್ರೆ ಎತ್ತಿಕೊಳ್ಳುವುದು.
1: ಮತ್ತೆ ಗ್ವಾಂಕಿ ಚೀಲ ಅಂದ್ರೆ ಅಂತ.
2: ಗ್ವಾಂಕಿ ಚೀಲ ಅಂದ್ರೆ ಧ್ವನಿ ಪೆಟ್ಟಿಗೆ.
1: ಥ್ಯಾಂಕ್ಸ್ ರೇಷ್ಮಾ ಅವರೇ. ರೇಡಿಯೋ ಕುಂದಾಪುರನ ಕೇಂತ ಇರಿ.
2: ಓಕೆ ಸರ್, ಥ್ಯಾಂಕ್ ಯು.
1: ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
3: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ, ನಿಮ್ಮೊಟ್ಟಿಗೆ ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳನ್ನ ಬೆಳಗತ್ತಿಂದ ಇವತ್ತು ಸಾಯಂಕಾಲ ತನಕ ಅದೇ ಖುಷಿಯೇ ಖುಷಿ ನಮ್ಗೆ. ಯಾಕಂದ್ರೆ ಇವತ್ತು ಆಸಾಡಿ ಹಬ್ಬ, ಜೊತೆಗೆ ನಮ್ಮ ಕುಂದಾಪುರ ಕನ್ನಡದ ಹಬ್ಬ ವಿಶ್ವ ಕುಂದಾಪುರ ಕನ್ನಡ ದಿನ ಕೂಡ. ನಮ್ಮೊಟ್ಟಿಗೆ ಕುಂದಾಪುರ ಕನ್ನಡ ನೀರು ಕುಡ್ದಂಗೆ ಅಂದ್ರೆ ಹುಟ್ಟಿನಿಂದಾನೆ ಅದನ್ನ ಮಾತಾಡ್ಕ ಬಂದ, ನಮ್ಗಿಂತ ಮುಂಚೆ ಮಾತಾಡೋಕ್ ಶುರು ಮಾಡಿರ. ಜೊತೆಗೆ ಇವ್ರ ಕುಂದಾಪುರ ಕನ್ನಡ ಎಷ್ಟು ಲೈಕ್ ಇತ್ತಂದ್ರೆ ಹಿಂಗಿಂದ ಒಂದು ಪದ ಇತ್ತೆ ಅಂತ ನಾವು ಕೇಳ್ಕ, ಅಷ್ಟು ಲೈಕ್ ಇತ್ತು. ಹಾಕ್ತಾ ಕುಂದಾಪುರ ಕನ್ನಡ. ನಮ್ಮೊಟ್ಟಿಗೆ ನಿವೃತ್ತ ಪ್ರಾಂಶುಪಾಲರಾಗಿರುವ ಬಾಲಕೃಷ್ಣ ಶೆಟ್ಟಿ ಹಿಲಿಯಾಣ ಅವರಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ.
3: ಹೆಂಗಿದ್ರಿ ಸರ್? ನೀವೆಲ್ ಹಳತಾತ್ರಿ, ಎವರ್ ಯಂಗ್, ಚಿರಾ ಯುವಕ ನೀವು. ಒಂಚೂರು ಮಂಡಿ ಕೂದ್ಲು ಹಣ್ಣಾಯ್ತು ಅಷ್ಟೇ.
4: ಮತ್ತೆಂತ, ಅದರೊಟ್ಟಿಗೆ ಚರ್ಮ ಎಲ್ಲ ಜೋಲ
3: ಎಲ್ಲ
4: ಮೆಟ್ಲತ್ತು ಕಾತಿಲ್ಲ.
3: ಲಿಫ್ಟ್ ಇತ್ತಲ್ಲ ನಿಮ್ಗೆ ಅಂದಳಿ?
4: ಲಿಫ್ಟ್ ಇದ್ದರಿಗೆ ಇತ್ತು. ನಮ್ಮ ಮನೆಗೆಲ್ಲ ಲಿಫ್ಟ್ ಹಾಕು ಕತ್ತೆ, ಜಗಲಿಗೆ ಬೀಳುತ್ತೆ, ಕಾಯಿ ಎಲ್ಲ ಹಿಡ್ಕೊಂಡು ಗೋಡೆ ಇಟ್ಕೊಂಡು ಅತಿ ಇತ್ತು ತಿರುಗಿ ಕತ್ತೆ, ಎಲ್ಲಿ ಜಾರತ್ತೋ ಎಲ್ಲಿ ಬೀಳುತ್ತೋ ಎಲ್ಲ ಕೈಕಾಲು ಮುಕ್ಕೊಂತ ಹಳತಿನ ಕಾಲಲ್ಲ ಮರೆ.
3: ನಿಧಾನಕ್ ನಡಕ್ ನಿಧಾನವೇ
4: ಪ್ರಧಾನ. ಹೌದು, ನಿಧಾನ. ಮತ್ತೆಂತ ಮಾಡುದು?
3: ಆದ್ರೂ ಖುಷಿ ಅಂತ ಗೊತ್ತಾ, 86 ವಯಸ್ಸಿಗೂ ನಮ್ಮ ಬಾಲಣ್ಣ ಬಾಲಕೃಷ್ಣ ಶೆಟ್ಟಿ ಹಿಲಿಯಾಣ ಅವರು ಅವರೇ ಡ್ರೈವಿಂಗ್ ಮಾಡ್ಕೊಂಡು ಬತ್ತರ ಎಲ್ಲಾ ಫಂಕ್ಷನ್ಗ. ಅಂದ್ರೆ ಅವ್ರಿಗೆ ಹಾಪಕ್ಕೆ ಎಲ್ಲೆಲ್ಲ ಇತ್ತು ಅಲ್ಲೆಲ್ಲ ಹೋತ್ರ. ಲಯನ್ಸ್ ಹಂಗ್ಳೂರು ಇದ್ರಲ್ಲಿ ಈಗಳು ವೆರಿ ಆಕ್ಟಿವ್ ಮೆಂಬರ್, ವೆರಿ ವೆರಿ ಯಂಗ್ ಮೆಂಬರ್ ಕೂಡ ಅಲ್ದ ನೀವು?
4: ಹೌದಪ್ಪ.
3: ಅಲ್ಲ,
4: 42 ವರ್ಷ ಆಯ್ತು ಲಯನ್ಸ್ ಕ್ಲಬ್ ಹಂಗೆ. ಈ ಕ್ಲಬ್ ಎಲ್ಲ ಮೊದಲು ಕುಂದಾಪುರ ಕ್ಲಬ್ ಆಗಿದ್ದಿದೆ. ಒಂದ್ 8-12 ವರ್ಷ ಆದ ಕಡೆ ಹೆಂಗಳೂರು ಕ್ಲಬ್ ಸ್ಟೂರ್ ವಾಯದ್ರ ಒಂದೇ ವರ್ಷ ಆದ ನಂತರ ಆ ಕ್ಲಬ್ ಕರ್ಕೊಂಡ್ರೆ ನನ್ನ ಲ್ಯಾನ್ ಕ್ಲಬ್ ಹಂಗ ಏನಂತ ಹೇಳಿದ್ರೆ ಹೋಗಿ ಸೇರೋಕಿಲ್ಲ, ಬೈ ಇನ್ವಿಟೇಷನ್ ಮಾತ್ರ ಕ್ಲಬ್ ಸೇರೋದು. ಅದೊಂದು ವಿಶೇಷ. ನನ್ನ ಸೇರ್ಸ್ಕೊಂಡೆ ಅಂದ್ರೆ ಯಾರು ಸೇರ್ಸ್ಕೊಂತಿಲ್ಲ. ಅಂದ್ರೆ
3: ಅವ್ರು ಇನ್ವೈಟ್ ಮಾಡ್ಕ,
4: ಇನ್ವೈಟ್ ಮಾಡಕ್ ಇವ ಅಡ್ಡಿಲ್ಲ ಯೋಗ್ಯ ಅನ್ನಳಿ.
3: ಯಾಕಂದ್ರೆ ನೀವು ಸಿಂಹದೊಟ್ಟಿಗೆ ಸೇರುದಲ್ದ, ಹಂಗಾಯ್ ಸಿಂಹಗಳು ಡಿಸೈಡ್ ಮಾಡಿ ಇವ್ರು ನಮ್ಮ ಗುಂಪಿಗೆ ಬೇಕಾ ಬೇಡ್ವಾ ಅಂತ.
4: ಸ್ಪೆಷಲ್ ಅದೇ ಸ್ವಲ್ಪ ಅದನ್ನ ಟೈಮ್ ಪಾಸ್ ರಿಟೈರ್ ಆದ್ಮೇಲೆ ಉದ್ಯೋಗದಲ್ಲಿ ಇದ್ದಿದೆ. ಆಮೇಲೆ ಲಯನ್ಸ್ ಕ್ಲಬ್ ಒಂದು ಸೈಡ್ ಇದ್ರ ಹಾಗೆ ನನ್ನ ಟೈಮ್ ಪಾಸ್ ಆಗ್ಬೇಕಲ್ಲ. ಹಳತಾದ್ಮೇಲೆ ಮತ್ತೆ ಯಾರು ಹೇಳುವರ್ಕೆ ಮರಿಲ್ಲಲ್ಲ, ಅದಕ್ಕೋಸ್ಕರ ದಿನ ದುಡುಕೋಸ್ಕರ ಆಮ ಲಯನ್ಸ್ ಕ್ಲಬ್ ಸೇರ್ಕೊಂಡು ಟೈಮ್ ಪಾಸ್ ಆಗ್ತಿತ್ತು. ಮತ್ತೆ ಅದನ್ನ ಸ್ವಲ್ಪ ಆಕ್ಟಿವ್ ಆಗಿದ್ರೆ ನಂಗೆ ಖುಷಿ. ಅದಕ್ಕೆ ಸೇರಿದ ಮೇಲೆ ನಾನು ಎಷ್ಟೋ ಜನರ ಬಳಕೆ ಲಯನ್ಸ್ ಕ್ಲಬ್ ಅಂದ್ರೆ ಹಾಗೆ, ಹಾಗಾಗಿ ಲಯನ್ಸ್ ಕ್ಲಬ್ ಸ್ವಲ್ಪ ಹೆಚ್ಚು ಹೆಚ್ಚು ಕಾಣ್ತಾ ಇದ್ದೇನೆ.
3: ವೆರಿ ನೈಸ್, ಖುಷಿ ಆಗ್ದಂತ ಗೊತ್ತಾ. ನಾವ್ ಯಾವಾಗ ಮನ್ಸರೊಟ್ಟಿಗೆ ಇರ್ತವಲ್ಲ ಅಷ್ಟು ದಿನ ನಾವು ಅವ್ರ ಹತ್ರ ಇವ್ರ ಹತ್ರ ಮಾತಾಡ್ಕೊಂಡು ಖುಷಿಯಲ್ಲಿ, ಈಗ ನಂದು ರಿಟೈರ್ಮೆಂಟ್ ಆಯ್ತು, 65 75 ಲೆಕ್ಕ ಹಾಕ್ತಾ ಕೂಕೊಂಡ್ರೆ ಮತ್ತು ಹಳತತ್ ನಾವು ಲೆಕ್ಕ ಹಾಕದೆ ಏಜ್ ಅನ್ನೋದು ಜಸ್ಟ್ ನಂಬರ್ ಅನ್ಕೊಂಡ್ ನಿಮ್ ಕಣಂಗೆ ಕಾಣಿ ಸರ್, ನೀವ್ ಎಷ್ಟು ಆಕ್ಟಿವ್ ಇದ್ರಿ?
4: ಹೌದು, ಅದ್ರ ಲೆಕ್ಕ ಹಾಕತ್ ಕೆಲವು ಸರ್ತಿ.
3: ಯಾಕೆ
4: ಪ್ರಾಯ ಅದು ಅದೊಂದು ಲೆಕ್ಕ ಇಟ್ಕತ್ತ
3: ಅದ್ರ ಲೆಕ್ಕ.
4: ಸತ್ಯ ಹೇಳುದ್ರೆ ಬೇರೆಯವ್ರಿಗೆ ಪ್ರಾಯ ಹೇಳುದಂದ್ರೆ ತುಂಬಾ ಅಂಜಿಕೆ, ನಂಗ ಹಂಗಲ್ಲ. ನಾನು 85 ಅಂತ ಹೇಳ ಖುಷಿ, ನಂಗೆ
3: ಖುಷಿ ಇದೆ, ಗರ್ವ ಇದೆ.
4: ಯಾರು ಏಜ್ ಮುಚ್ಚಿಡ್ತಿಲ್ಲ ನಾನು, ಹೆಚ್ಚು ಕಡಿಮೆ ನನ್ನ ಸೀನಿಯರ್ ಇಲ್ಲಿ ಯಾರಿದ್ರಿ ಕೇಳ್ತೇನೆ ನಾನು. ಇವತ್ತಿಗೂ ನಾನು ಲಯನ್ಸ್ ಕ್ಲಬ್ ನನ್ನ ಸೀನಿಯರ್ ಆಕ್ಟಿವ್ ಆಗಿ ಲಯನ್ಸ್ ಯಾರಿದ್ರ ಅಂತ ಹೇಳಿ ನಂಗೆ ಚಾಲೆಂಜ್ ಕೊಡ್ತಾ ಇದ್ದಾನೆ. ಯಾರು ಇಲ್ಲ, ಇಪ್ಪು ಸಹ ಕೆಲವರು ಇದ್ರೆ ಹೆಸರಿಗೆ ಲಯನ್ಸ್ ಕ್ಲಬ್ ಬತ್ತಲ್ಲ ಏನಿಲ್ಲ. ನನಗಲ್ಲ, ಇಷ್ಟು ವರ್ಷದ ರೆಗ್ಯುಲರ್ ಕ್ಲಬ್ ಪ್ರತಿ ಆಕ್ಟಿವಿಟಿ ಪ್ರೋಗ್ರಾಮ್ ಸಕ್ರಿಯವಾಗಿ ಭಾಗವಹಿಸ್ಕೊಂಡಿದ್ದೆ. ಹಂಗಪ್ಪ ನಂಗೆ ಅದೊಂದು ಖುಷಿ ಇತ್ತು. ಅದರಿಂದ ನಂಗೆ ಅದು ಒಂದಿನ ಟೈಮ್ ಪಾಸ್ ಆಗ್ಲಿ ತುಂಬಾ ಒಳ್ಳೇದಾಗ್ತದೆ.
3: ಓಕೆ, ನೀವು 85 ಅಂದ್ರೆ ಈಗ ಆಸಾಡಿ ಹಬ್ಬ, 85 ಆಸಾಡಿ ಹಬ್ಬ ಕಂಡಾಯ್ತು ನೀವು
4: ಅಂದ್ರೆ ಸಣ್ಣ ಮೊದ್ಲಿದೆಲ್ಲ ಗೊತ್ತಲ್ಲಿ ಆಸಾಡಿ ಹಬ್ಬ ಅಂಬುದು ಮೊದ್ಲು ಗೊತ್ತಾತಿರ್ಲಿಲ್ಲ. ಆಗಳಿಗೆ ಕಡಿ ಕಡಿ ಗೊತ್ತಾಯ್ತು ಆಸಾಡಿ ಹಬ್ಬ ಅಂದ್ರೆ ಕೆಲ್ಸ ಅಂತ ಇಲ್ಲ, ಟೈಮ್ ಹೋಗ್ತೇ ಇಲ್ಲ. ಉಮ್ಮುಕ್ ತಿಮ್ಮುಕ್ ಹರಗಿದೆ ಅಂತ ಸಿಕ್ಕುದಿಲ್ಲ. ಏನು ಒಳಗೆ ಕೂಡಿಟ್ಟಿತ್ತದ ಸಾಂತಿಗೋಯೋ ಇನ್ನೊಂದು ಮತ್ತೊಂದು ಒಳಗೆ ಎಂತ ಇತ್ತು ಒಣಕಟ್ಟಿ ಇದೆಲ್ಲ ಒಣಕಟ್ಟಿ ಎಲ್ಲ ಸಂಗ್ರಹ ಮಾಡಿ ಇಡ್ತಾರೆ ಎಲ್ಲ ಅದನ್ನೆಲ್ಲ ಒಂದೊಂದೇ ತೆಗೋದು. ಎಲ್ಲಿವರೆಗೆ ಅಂದ್ರೆ ಇದು ನೀರಿಗೆ ಹಾಕಿದ ಹೆಬ್ಬೆಲ್ಸ್, ಆಮೇಲೆ ನೀರಿಗೆ ಹಾಕಿದ ಮಾವಿನಕಾಯಿ, ಆಮೇಲೆ ಮೇಲ್ ಇದ್ರಂಗ ಓಲಿಂಗ್ ಸುತ್ತಿ ನೇಲ್ಸದ ಹೊಟ್ಟೆಣ್ಣೆ ನೇಲ್ಸದ ಗುಂಬಳಕಾಯಿ ಮತ್ತೆ ಚೌಂತಿಕಾಯಿ, ಇದೇ ಬಿಟ್ಟು ಬೇರೆ ಗತಿಯೇ ಇಲ್ಲ. ಇನ್ ಹಾಂಗೆ ಏನಾಗ್ಬೇಕಿತ್ತು ತೋಡ್ ಬದಿಗೂ ಹೊಳೆ ಬದಿ ಹೋಯ್ಕಣಿ ಅಂತ ಕಾಣಿಗಿಣಿ ಅಂತ ಜಾರಿಗಿರಿ ಅಂತ ಇರ್ತಾರೆ. ಮತ್ತೆ ಮಳೆಗಾಲದ ಮೀನ್ ಫಿಶಿಂಗ್ ತುಂಬಾ ಕಷ್ಟ ಅಲ್ಲದೆ ಮತ್ತೆ ಒಣಗಟ್ಟಿ ಮೀನು ಮತ್ತೆ ಹೊರಗಿನ ಅಕಸ್ಮಾತ್ ಹೊಳಿ ಮೀನಿಂದೆಲ್ಲ ಬತ್ತತ್ತೆ. ಹೊಳಿ ಮೀನು ಇವಳು ಸಿಕ್ಕ ಸಮುದ್ರ ಮೀನು ಮಾತ್ರ ಸಿಕ್ಕುದೆಲ್ಲ ಬಿಟ್ರೆ ಹೊಳೆ ಮೀನು ಬತ್ತತ್ತೆ. ಆಮೇಲೆ ತಿಂಡಿ ತಿನ್ಸು ಅಷ್ಟೇ ಬಹಳ ಕಷ್ಟದೆಲ್ಲ ಮುಡಿ ಈಗೆಲ್ಲ ಗೊತ್ತಿಲ್ಲ ಆಗಳಿಗೆಲ್ಲ ಮುಡಿ ಒಳಗೆ ಹೊರಳಿ ಮುಡಿ ಬೇರೆ, ಉದ್ದಿನ ಮುಡಿ ಬೇರೆ, ಹೆಸರು ಮುಡಿ ಬೇರೆ, ಅಕ್ಕಿ ಮುಡಿ ಹ್ಯಾಂಗು ಇತ್ತಲ್ಲ ಈ ತೌಡು ಮುಡಿ ಅಂತ ಇತ್ತು ಗಂಟೆಗಳಿಗೆ ಮುಡಿ ಕಟ್ಟಿ ಹಾಳಾಯ್ದಿದ್ದಂಗೆ ಸಗಣಿ ಸಾರಿಸಿ ಇಡ್ತಾರೆ ಮುಡಿ.
3: ಓ, ಅದ್ರ ಮೇಲೆ ಸಗಣಿ ಸಾರಿಸೋದು ತಂಪಗಿಡತ್ತ,
4: ತಂಪ ಚೂರು ಹಾಳಾತಲ್ಲ ಮತ್ತೆ ಹುಳ ಗಿಳ ಅದಕ್ಕೆ ಹೊಡಿತಲ್ಲ. ಇವತ್ತಿಗೆ ಮುಡಿಯೂ ಇಲ್ಲ, ಸಗಣಿ ಕತ್ತಿ ಕೇಮಕ ಇಲ್ಲ ಬಿಡಿ. ಆ ಬೀಜ ಎಲ್ಲ ಇರತ್ತಲ್ಲ ಹೆಚ್ಚಿದೆಲ್ಲ ಈ ಉದ್ದಗಿದ್ದು ಹೊರಳಿಗೆಲ್ಲ ಹುಳ ಬಾಪದ್ ಬಹುಬೇಗ. ಅದಕ್ಕೋಸ್ಕರ ಸಗಣಿ ಚಂದ ಮಾಡಿ ಸಗಣಿ ಮಾಡಿ ಇರ್ತದೆ, ಫಸ್ಟ್ ಕ್ಲಾಸ್ ಇರ್ತದೆ. ಎಷ್ಟು ಸಮಯದಲ್ಲಿ ಹಾಳಾತಲ್ಲ.
3: ಓಕೆ, ಸೊ ಆ ಸಗಣಿ ಅನ್ನೋದು ಒಂದು ರೆಫ್ರಿಜರೇಟರ್ ತರ. ಈಗಿನ ಫ್ರಿಜ್
4: ಪಟ್ಟ ಆಂಟಿಬಯೋಟಿಕ್ ಇದು ಹೌದು, ಆಂಟಿಸೆಪ್ಟಿಕ್ ಕೂಡ
3: ಹೌದಲ್ಲ.
4: ಹೊಳಗಳ ಹುಳಗಳ ಎಂತದ್ದು ಬತ್ತಿಲ್ಲ ಗಣ ಅದಕ್ಕೆ
3: ಅಲ್ಲ
4: ಸಗಣಿ ಕಣ ಅಂಗಳದಕ್ಕೆ ಸಗಣಿ ಹಾಕಿಟ್ರಿ ಅಂತ ಕ್ಲೀನ್ ಇರುತ್ತೆ ಅಂತಾರೆ ಬತ್ತ.
3: ಹೌದು,
4: ನಕ್ಕುಳ ಸತ್ತೆ ಬತ್ತಿಲ್ಲ ಹೇಳ್ತಿರಲ್ಲ ಅಂದ್ರೆ ಅಷ್ಟಕ್ಕೆ ಸಗಣಿ ಹಾಕಿ ಒಂದು ಎಂತ ಬೇಕಾದ್ರೆ ಅದ್ರ ಹಾಕಿ ಇಡ್ಲಕ್ಕೆ ವೈಶಾಖ ನಮ್ದು ವೈಶಾಖ
3: ಅಲ್ಲ ಮೊದ್ಲಿನ ಮನೆಯ ಮಣ್ಣಿನ ನೆಲ ಅಲ್ದ
4: ನೆಲ ಚಂದ ಮಾಡಿ ಒರ್ದ್ರ ಆಮೇಲೆ ಮತ್ತು ತಂಪಾಪಿಗೆ ಗೆದ್ದಿಗೆ ಹೆಸರು ಕೊಡಿ ಬೇರೆಯಾದಲ್ಲ ಹೆಸರು ಕೊಡಿ ಎಲ್ಲ ತಗೊಂಡ್ ಬಂದ್ರೆ ತಕೊಂಡ ಸಮ ಹಿಜ್ಕಿ ಹೊಸ ನೆಲಕ್ಕೆ ಅದನ್ನ ಹಾಕಿ ನೆಲಕ್ಕೆ ಹಾಕಿ ಚಾಚು ಅನ್ನೋ ಕ್ರಮ ಇದ್ದಿತ್ತು.
3: ಹೆಸರು
4: ಕುಡಿ ಅದು ಪಳಗ್ ಉಟ್ಕೊಂಡು ಹೊಳಿತಿತ್ತು. ಮತ್ತೆ ಅದ್ರ ಮೊದಲು ವರುದಿತ್ತು ಎಲ್ಲ ವರು ಚಂದವೇ ಬೇರೆ
3: ವರ್ದ್ವಾರ ಸಾಕತ್ ಮರ್ರೆ
4: ಸಾಕತ್ ಮತ್ತೆ ಅದ್ರ ಕೂಕಂಡ ತಂಪಿತ್ ಕಣೆ ಅಷ್ಟು ತಂಪ ಅದ್ರ ಕೂಕಂಡ್ರೆ ಹಾಕಿ ತಾಗಳಿನ ಕತೆಯೇ ಹಂಗೆ. ಮತ್ತೆ ತಿಂಡಿ ತಿನ್ಸಿನ ಕತೆ ಬಿಡಿ, ಮಾಮೂಲಾಗಿ ತಿಂಡಿ ಇಪ್ಪದೆಲ್ಲ ಹುರುಳಿ ಬೇಸೋದಿರತ್ತೆ, ಗೆಣಗ್ ಬೇಸೋದಿರತ್ತೆ, ಆಮೇಲೆ ಇಡ್ಲಿ ಇಲ್ಲ ಮಾಮೂಲ್ ದೋಸೆ ಗೀಸೆಲ್ಲ ಇಪ್ಪದೆ, ಹಪ್ಪಳ ಎಲ್ಲ ಮಸ್ತ್ ಸ್ಟಾಕ್ ಇರುತ್ತೆ. ಏಪ್ರಿಲ್ ಮೇ ಶುರು ಆಗ್ತ ಗೆಣಗಿನ ಹಪ್ಪಳೆ ಬೇರೆ, ಹಲಸಿನ ಹಪ್ಪಳೆ ಬೇರೆ,
3: ಆಮೇಲೆ
4: ಹಪ್ಪಳೆ ಬೇರೆ, ಸಂಡಿಗೆ ಬೇರೆ. ಅದಕ್ಕೆ ಒಂದು ಏನದೊಂದು ಫ್ಯಾಕ್ಟ್ರಿ ಕಣೆ ಬೆಳಗ್ಗೆ ಮುಚ್ಚ ಎತ್ಕೊಂಡು ಎಷ್ಟು ಜನ ಸಂಭ್ರಮವೇ ಬೇರೆ. ಎಷ್ಟು ಜನ ಇಡೀ ಮನೆಯವರಲ್ಲಿ ಓಡಾಡೋದು, ನೀರು ಕಾಸೋದು, ಅದ್ರ ತಟ್ಟಿ ಇಡೋದು, ಅದ್ರ ಮೇಲೆ ಅದಕ್ಕೆ ಈಗ ಅದಕ್ಕೆ ಬೇರೆಂತ ಹೆಸರಿತ್ತಪ್ಪ ಎತ್ತರ ಅಕ್ಕಿ ಹಪ್ಪಳದ ಇದಕ್ಕೆ ಎಂತ ಮರ್ತು ಹೋಯ್ತು ಕಣೆ ಸರ್ ಅಕ್ಕಿ ಹಪ್ಪಳ. ಅದನ್ನ ಹಸಿ ತುಂಬ ರುಚಿ, ಅದು ಬಹಳ ಬೇಕು. ಉಪ್ಪಿನಕಾಯಿ ರಸ ಹಾಕಿ ತಿಂಬುದೊಂದು ಕ್ರಮ ಇತ್ತು, ಬಹಳ ರುಚಿ. ಬ್ರಾಹ್ಮಣರಲ್ಲಿ ಬಹಳ ಇದು ಹೆಚ್ಚು, ಅದಕ್ಕೆ
3: ಅದು ಟೇಸ್ಟ್ ಬೇರೆ.
4: ತುಂಬಾ ರುಚಿ ಅಕ್ಕಿ ಹಪ್ಪಳ ಗೆಣ್ ಇದೆಲ್ಲ ಹಪ್ಪಳ ಮಾಡಿ ಸ್ಟಾಕ್ ಅದನ್ನ ಅದಕ್ಕೆ ಹಚ್ಚಿ ಮಾಡುದ ಮಳೆಗಾಲದಲ್ಲಿ. ಪ್ರಿಫರೆನ್ಸ್ ಗೆಣಗಿನ ಹಪ್ಪಳ ಸ್ವಲ್ಪ ಸಿಹಿ ಇರತ್ತೆ, ಅಕ್ಕಿ ಹಪ್ಪಳ ಹೊರದ್ರೆ ಮತ್ತೆ ಎಣ್ಣೆ ಹಾಕಿ ಹೊರದ್ರೆ ಅದು ನಾಲ್ಕು ಪಟ್ಟ ದೊಡ್ಡದಾಗ್ತದೆ, ಅದ್ರ ರುಚಿಯೇ ಬೇರೆ. ತೆಂಗಿನಣ್ಣೆ ಹೋರಿಕೆ ಅಕ್ಕಿ ಹಪ್ಪಳ ತಿನ್ನಕ್ಕೆ ಈಗ ತೆಂಗಿನ ಎಣ್ಣೆಯೂ ಇಲ್ಲ ಅಕ್ಕಿ ಹಪ್ಪಳೂ ಇಲ್ಲ ಬಿಡಿ.
3: ಕರೆಕ್ಟ್.
4: ಆ ಕಾಲ ಒಂದಿತ್ತು ದಿವ್ಯತಾನ ಆಗಿತ್ತು ಅಂತಾರಲ್ಲ ಆ ನಮೂನಿ ವ್ಯಾಪಾರ ಬೇರೆ ಬೇರೆ ಇತ್ತು. ಮತ್ತೆ ಈ ಅದ್ರ ಮೇಲೆ ಈ ಹೊಸ ಹೊಸತೆಲ್ಲ ಮಾಡ್ತಾರೆ. ದಾಸನ್ ಸೊಪ್ಪನ್ ಕೇಂಡಿ ಪುಕ್ಸಾಕ್ ನೀವು
3: ದಾಸನ್ ದಾಸವಾಳ ಹೂವಿನ ಸೊಪ್ಪ
4: ಅದು ಯಾವ ದಾಸನ ಅಲ್ಲ, ಬಿಳಿ ದಾಸವಾಳವೇ ಆಯ್ತು. ಬಿಳಿ ದಾಸನ ಅಪ್ಪಿನ ಸೊಪ್ಪಿನ ಕಡುಬು ಮಾಡ್ತಾರೆ, ರುಚಿ ಅದಕ್ಕೊಂಚ
3: ದ್ವಾಸಿ
4: ಅದ್ರ ದ್ವಾಸಿ ಮಾಡ್ತಾರೆ, ಕಡುಬು ಮಾಡ್ತಾರೆ, ತುಪ್ಪ ಅಥವಾ ಮನಿಂದ ಏನೇನ್ ತುಪ್ಪ ಮನಿಂದೆಲ್ಲ ಏನೇನ್ ತುಪ್ಪ ಗಣಿ ಅದು ಹಾಕೊಂಡು ಅಥವಾ ತೆಂಗಿನಣ್ಣೆ ಒಳ್ಳೆ ತೆಂಗಿನಣ್ಣೆ ಹಾಕೊಂಡು ತಿಂಬ ಬಹಳ ಲಾಯ್ಕ ಕಣಿ. ನಾನು ಅಕ್ಕಿ ಹಪ್ಪಳ ನೆನಪಾಯ್ತು ದೊಡ್ಡ ಅಂತ ಅದಕ್ಕೆ
3: ದೊಡ್ಡ
4: ಅದು ಆ ರುಚಿಯೇ ಬೇರೆ. ಇದೆಲ್ಲ ಆಗಳಿ ಸಿಕ್ಕೋದು ಮಳೆಗಾಲದಂಗೆ ಮಾಡಿ ತಿಂಬಕಲ್ಲ, ಆಷಾಢಿಗೆ ಅಂತೂ ಬೇಕತ್ತ. ಮತ್ತೆ ಇತ್ತ ಕೆಲಸ ಎಲ್ಲ ಸಾಧಾರಣ ಬ್ಯಾಸಿ ತಿಂಗ ಅಕ್ಕೇರಿ ಆಷಾಢಿ ಬಪ್ಪಲರು ಹೂಟಿ ಸಾಗೋಳಿ ನಟ್ಟಿ ಅಂದಾಳೆ ಅದೇ ಗಡಿಬಿಡಿ ಆಯ್ತು. ಅದೇ ಬಿಟ್ಟು ಬೇರೆ ಎಂತ ಯೋಚನೆ ಇಲ್ಲ, ಯಾಕಂದ್ರೆ ಇಡೀ ವರ್ಷಕ್ಕೆ ಇರುವುದು ಒಂದು ಮಳೆಗಾಲ ಬಪ್ಪದು. ಇಡೀ ವರ್ಷಕ್ಕೆ ಬೇಕಾಗದ ಭತ್ತ ಬೇಯಿಸಿ ನಮ್ಮ ಇಡೀ ವರ್ಷಕ್ಕೆ ಹೊಟ್ಟೆ ತುಂಬಕ್ ಬೇಕಾಗುದು ಬೆಳೆದೆ ಅದು ಒಂದ್ರಾಗ ನಟ್ಟಿಗಿಟ್ಟು ಪರ್ಫೆಕ್ಟ್ ಆಗಿ ಒಳ್ಳೆ ಸಾಗುವಳಿ ಆಯ್ತಾ. ಅದಕ್ಕಿಂತ ದೊಡ್ಡ ದೊಡ್ಡದ ಯಾವ್ದು ಅಂತ ಹೇಳ್ತಾರೆ
3: ಲಾಟ್ರಿ
4: ಮತ್ತೊಂದಿಲ್ಲ, ಒಳ್ಳೆ ಸಾಗುವಳಿ ಲಾಯ್ಕ ಆದ್ರೆ ಸರಿ ಅಷ್ಟೇ. ತುಂಬಾ ಬೆಳಿಗ್ಗೆ
3: ಮತ್ತೆ ಆಷಾಢಿ ತಿಂಗಳ ಮಳೆ ಬಪ್ಪುದಂದ್ರೆ ಜಿರಾಪತಿ ಮಳೆ. ಹೌದು,
4: ಇವತ್ತಿನ ಮಳೆ ಈಗ ಅದ್ರಂಗೆ ಮಳೆ ಫಸ್ಟ್ ಭರಣಿ ಕೃತಿಕ ಭರಣಿ ಮಳೆ ಬಂದ್ರೆ ಸ್ವಲ್ಪ ಭರಣಿ ಮತ್ತೆ ಕೃತಿಕ ಕಾಯಕ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿ ಕಾದ್ರೆ ಮಣ್ಣು ಸಿಕ್ಕಾಪಟ್ಟೆ ಅಂದ್ರೆ ಆಗ ಭಯಂಕರ ಬಿಸಿ ಶಾಖ ಹೆಚ್ಚು ಸೂರ್ಯಂಗೆ ಅದಕ್ಕಾದ್ರೆ ಭರಣಿ ಮತ್ತೆ ಕೃತಿಕ ಕಾಯ್ಬೇಕಂತೆ. ಆದ್ರೆ ನಂತರ ಮಳೆ ಬಂದ್ರೆ ಆ ಮಣ್ಣು ಒಳ್ಳೆ ಫಲವತ್ತ ಅಂತ ಹೇಳ್ತಾರೆ. ಕೃತಿಕ ಕಾಯ್ಬೇಕಂತ ಹೇಳ್ತಾರೆ. ಮತ್ತೆ ಕೃತಿಕ ಅಶ್ವಿನಿ ಭರಣಿ, ಕೃತಿಕ ರೋಹಿಣಿ, ರೋಹಿಣಿ ಮಳೆಗೆ ದೋಣಿ ಹಾಕೋದಂದ್ರೆ ಹೊಳೆಗಳಿಗೆಲ್ಲ, ಮತ್ತೆ ಅಗಿ ಹಾಕುದು ಸರಣ ಕೃತಿಕ ಮಳೆ ಬಂದಗಳಿಗೆ ಬೀಜ ಹಾಕಿ ನೀರ್ ಹಾಕಿ ಅಗಿ ಚೆಲ್ತಾರೆ. ನೀವು ನಂಬಲಿಕ್ಕಿಲ್ಲ, ಮೇಗೆಲ್ಲ ಅಗಿ ಹಾಕಿ ಮೇ ಹತ್ರವಾದಿ ಅಗಿ ಅಂತ ಹೇಳ್ತಾರೆ. ಅದಕ್ಕೆ ಹತ್ರವಾದಿ ಅಂತ ಒಂದು ಇದೇ ಇತ್ತು ಕೆಲವರು, ಅದನ್ನ ಹತ್ರವಾದಿ ಅದು ಬಹಳ ಶ್ರೇಷ್ಠ. ಆ ದಿನ ಅಗಿ ಹಾಕ್ರೆ ಅದು ಬಹುಶಃ ಹಗ್ಗಿನ ತಿಂಗಳ ಹತ್ತಿಗೆ ಏನೋ ಹಾಕೋದು, ಹಗ್ಗು ಬೆಸೋದು ಹಗ್ಗಿನ ತಿಂಗಳ ಹತ್ತಕ್ಕೆ ಸಂಕ್ರಾಂತಿ ಹತ್ತನೇ ದಿವಸಕ್ಕೆ ಅಗಿ ಹಾಕದು ಅದು ಸರಣ. 28 ದಿನಕ್ಕೆ ಕೀಳಕ್ಕೆ ಕೊಣ ಬೇರೆ ಹೊಳಗೆ ಬೇರೆ, ಅಂದ್ರೆ ಮುಂಬೆಳಸ ಮತ್ತೆ ಹಿಂಬೆಳಸ ಅಂದ್ ಎರಡು ಇತ್ತಾರೆ. ಮುಂಬೆಳಸ 4 ತಿಂಗಳು ಒಳಗೆ ಬೆಳೀತು, ಒಳಗೆ ಇತ್ಯಾದಿ ಎಲ್ಲ ಇತ್ತು ಜೀರ್ಸಲ ಇದೆಲ್ಲ ತಡ ಆಗೋದು, ಅದು ಮತ್ತೊಂದು ತಿಂಗಳು ಹೆಚ್ಚು ಬೆಳಿಗ್ಗೆ. ಅದಕ್ಕೆ ಕೆಲವ ಬೆಟ್ಟ ಗೆದ್ದಿಗೆಲ್ಲ ಮುಂಬೆಳಸ ಹಾಕ್ತಾರೆ, ಬೈಲ್ ಗೆದ್ದಿಗೆಲ್ಲ ಹಿಂಬೆಳಸ, ಯಾಕಂದ್ರೆ ನೀರ್ ಇಳಿದೆಲ್ಲ ಕೊಯ್ದು ಕತ್ಲೆ. ಈ ರೀತಿಲ್ಲ ಆ ರೀತಿಲಿ ಮುಂಬೆಳಸ ಹಿಂಬೆಳಸ ಎರಡು ಸಾಗುವಳಿ ಮಾಡ್ಕೊಂಡು ಅದೆಲ್ಲ ಆತ. ಆಮೇಲೆ ರೋಹಿಣಿ ಮಗೆ ಬಂದ್ರೆ ಮಳೆ ಬಂದಾಗಲೇ ದೋಣಿ ಹಾಕ್ತಾರೆ ಅಂತ ಹೇಳ್ತಾರೆ. ಅಶ್ವಿನಿ ಭರಣಿ ರೋಹಿಣಿ ಕೃತಿಕ ಕಾಯಕ ಮೃಗಶಿರ ಆಗಳಿಗೆ ನಟ್ಟಿಲ್ಲ, ಯಾವಾದ ನಟ್ಟಿ ಆಗುವಂತ ಕಾಲ ಅದು. ಅದೇ ರೀತಿ ಮತ್ತೆ ಪ್ರತಿ ಮಳೆಗೂ ಒಂದೊಂದು ಇದೇ ಗಾದೆ ಇರತ್ತೆ. ಈಗ ಅಶ್ಲೇಷ ಅಂತಾರೆ ಗಣೆ, ಇಷ್ಟು ಮಳೆ ಬಪ್ಪಕ್ಕಾಗಲ್ಲ, ಇದು ಅಶ್ಲೇಷ ಮಳೆಗಿಂತ ಬಿಸಿಲೇ ಲೇಷ ಅಂತಾರೆ.
3: ಓಕೆ, ಅದು ನಮ್ದು ಮೊದಲು ಬರ್ಕಿದ ಮಳೆ ಯಾವ್ದು ಬರ್ಲಲ್ಲ ಸಮ
4: ಬರ್ಲಿಲ್ಲ. ಭರಣಿ ಕೃತಿಕ ರೋಹಿಣಿ ಮೃಗಶಿರ ಪುನರ್ವಸು, ಪುನರ್ವಸು ಒಳ್ಳೆ ಮಳೆ ಅದು, ಅದು ಸಾಕಷ್ಟು ಬರ್ಲಿಲ್ಲ. ಪುಷ್ಯ ಲಾಯಕ್ ಬಂತು ಈ ವರ್ಷ, ತೊಂದರೆ ಇಲ್ಲ, ಅದು ಕೆಲವು ಸತ್ಯ ಬರ್ತಿಲ್ಲ. ಈ ರೀತಿ ಪ್ರತಿ ನಕ್ಷತ್ರ ಮಳೆಗೆ 13-14 ದಿವಸ ನಕ್ಷತ್ರ ಮಳೆ, ಪ್ರತಿ ನಕ್ಷತ್ರಕ್ಕೆ ಬದಲಾವಣೆ ಆಗ್ತು ಗೊತ್ತಾಗ್ತದೆ. ಯಾಕಂತ ಹೇಳಿ ಗುಡುಗು ಬರ್ತಾ ಇರೋದ್ನ, ಪ್ರತಿ ನಕ್ಷತ್ರ ಬದಲಾವಣೆ ಆಗುವಾಗ ಗುಡುಗ ಆ ಮಳೆಯ ಸ್ಟೈಲೇ ಬೇರೆ ಇರುತ್ತೆ. ಮತ್ತೊಂದು ಬಿಡ್ಕಟ್ಟು ಹಿಡುವುದೊಂದು ಎರಡು ಇರುತ್ತೆ,
3: ಬಿಡ್ಕಟ್ ಹಿಡುವುದು ಕರೆಕ್ಟ್.
4: ಅಂದ್ರೆ ಕೆಲವು ಸತಿ ಕೆಲವು ಮಳೆ ಪ್ರಾರಂಭ ಬತ್ತ ಮಧ್ಯ ಕೈ ಕೊಡುತ್ತೆ, ಆಮೇಲೆ ಬಿಡ್ಕಟ್ಟ ಮತ್ ನಾಲ್ಕ ಮಳೆ ಬಂದವತ್.
3: ಅಲ್ಲ ಲೆಕ್ಕಾಚಾರ ಹೆಂಗೆ, ಪ್ರತಿ 14 ದಿನಕ್ಕೆ
4: 13/14 27 ನಕ್ಷತ್ರ ಅಲ್ಲ, ಪ್ರತಿ ಒಂದು 27 165 ಗುಣಿಸಿ 27 ಅಂದ್ರೆ 13 ಚಿಲ್ಲರೆ ಬರ್ತದೆ, ಒಂದೊಂದು ನಕ್ಷತ್ರ 13 ದಿನ ಚಿಲ್ಲರೆ ಇರುತ್ತದೆ.
3: ಆ
4: ನಕ್ಷತ್ರಕ್ಕೂ ಸಾಧಾರಣ ಯಾವುದೇ ಒಂದು ಬದಲಾವಣೆ ಆಗ್ತದೆ, ಅದಕ್ಕೆ ಸರಿಯಾದಂತ ಒಂದು ಅದರದ ಲಕ್ಷಣ ತೋರಿಸಿಯೇ ಹೋಗುತ್ತೆ ಪ್ರತಿ ನಕ್ಷತ್ರ ಆ ಮಳೆ ಬಂದಾಗ.
3: ಓಕೆ,
4: ಮಳೆ ಲೆಕ್ಕದ ಪ್ರಕಾರ ಇದು ಮಾಡಿ ಸಾಗುವಳಿ ಮಾಡ್ತಾ ಇದ್ರು ಕೆಲವರು. ಇದಾದ ನಂತರ ಖಾತೆ ಆದ ನಂತರ ಇದು ಬರ್ತದೆ, ಸುಗ್ಗಿ ಬರ್ತದೆ. ಅದಕ್ಕೋಸ್ಕರ ಕೆಲವರು ಬೇಗದ ಇದು ಹಾಕ್ತಾರೆ, ಮುಂಬೆಳಸಾಗೆಲ್ಲ ಹಾಕ್ತಾರೆ. ಈಗೆಲ್ಲ ಇದೇ ಭತ್ತವೇ ಬೇರೆ ಬೇರೆ ಐತಿ, ಮೊದಲ ಭತ್ತಗಳಿಲ್ಲ, ಮೊದಲು ಹೊಳಗೆ ಇತ್ತು, ಕಣುವ ಇದ್ದ ಜೀರಸಲ ಇತ್ತು, ಮತ್ತೊಂದು ಬೇರೆ ಬೇರೆ ಇತ್ತು.
3: ಈಗ ತಳಿಗಳೇ ಬೇರೆ ಅಲ್ಲ,
4: ಈಗ PTB9 ಇನ್ನೊಂದು ಮತ್ತೊಂದು ಬಂದು, ಈಗ ಇರುವ ತಳಿಗಳಂದ್ರೆ
3: MO4
4: ಅಂತ ಹೇಳ್ತಾರೆ. ತುಂಬಾ ಲಾಯಕ್ ಇದಾಗ್ತದೆ, ಮತ್ತೆ ಯಾವ್ದು ಕಡೆ ಇದು ಬತ್ತಲ್ಲ ಅಂತ ಸಾಗುವಳಿ ಲಾಯಕ್ ಬತ್ತ ಗಿಡ್ಡ ಇದು.
3: ಮೊದಲು ಜಯ ಜ್ಯೋತಿ ಫಲ್ಗುಣಿ ಅದೆಲ್ಲ ಇತ್ತಲ್ಲ,
4: ಫಲ್ಗುಣ ಅಂದ್ರೆ ಒಳ್ಳೆ ಸಾಗುವಳಿ ಬರೋದು, ಬಟ್ ಅದು ಇದು ತೂಕ ಇಲ್ಲ ಮತ್ತ ಕಾಯಿಲೆ ಫುಟ್ ಅಪ್ಪದ ಹೆಚ್ಚದು,
3: ಬಟ್ ಅದ್ರ ಭತ್ತ ಲಾಯ್ಕಲ್ಲ.
4: ಭತ್ತ ಅಂದ್ರೆ ಒಳ್ಳೆ ಇಳುವರಿ, ಫಲ್ಗುಣ ಸಿಕ್ಕಾಪಟ್ಟೆ ಇಳುವರಿ, ಆದ್ರೆ ಅದಕ್ಕೆ ಕಾಯಿಲೆ ಹೆಚ್ಚು ಹುಟ್ಟು ಹೆಚ್ಚು ಒಳ್ಳೆ ಇಳುವರಿ. ಮತ್ತೆ ಹಾಗಂದ್ರೆ ಹುಲ್ಲಿನ ಬಗ್ಗೆ ಬಹಳ ಕಾಳಜಿ ಇತ್ತು ಒಂದ್ ಕಾಲದ, ಆ ಕಾಲದಲ್ಲ
3: ದನ ಐತಲ್ಲ ಮನೆ,
4: ಗಂಟಿಗಳ ಹೋರಿ ಎಮ್ಮೆ ಎಲ್ಲ ಇತ್ತು. ಈಗ ಹೋರಿ ಇಲ್ಲ ಎಮ್ಮೆ ಇಲ್ಲ, ಗಂಟೆ ದನ ಮಾತ್ರ ಅಲ್ಲೊಂದು ಇಲ್ಲೊಂದು ಕಾಂಬ ಸಿಕ್ಕತ್ತೆ. ಹೋರಿಗಳು ಹುಡ್ಕೊಳೋರು ಸಿಕ್ಕುವುದಿಲ್ಲ ಈಗ, ಪೂರ ಅದ್ರ ಬಂದು ಟೆಲ್ಲರ್ ಬಂದಿತ್ತು, ಎಂತ ಮಾಡೋಕತ್ತೆ. ಮತ್ತೆ ತಿಂಡಿ ಆಸಡಿ ಬಗ್ಗೆ ಅದ್ರ
3: ಮತ್ತೆ ಈ ಮಳೆ ಜೋರ್ ಬದತ್ತಲ್ಲ, ತೊಡು ಜಾಸ್ತಿ,
4: ತೊಡು ಜಾಸ್ತಿ
3: ಮನೆ ಒಳಗೆ ಇಪ್ಪದ ತೊಡು
4: ಇಲ್ಲ ಯಾರೆ ಇಲ್ಲ. ಮತ್ತೆ ಎಂತದ್ದು ತಿಂಡಿ ಎಲ್ಲಿ ಬತ್ತಂದ್ರೆ ಅದನ್ನ ಕಾಯ್ತಾ ಹೋಗ್ಕೊಂಡ್ಬಿಟ್ಟು ಬೇರೆ ಅಂತ ಇಲ್ಲ. ನಾವು ಆಸಡಿ ಹಬ್ಬ ಹ್ಯಾಂಗ ಹುಟ್ಟಿತಂಬುದಕ್ಕೆ ಒಂದು ನಮ್ಮಲ್ಲಿ ಒಂದು ಯಾರು ನಂಬ್ತಾರೆ ಬಿಡ್ತಾರೋ ಗೊತ್ತಿಲ್ಲ. ನಟ್ಟಿ ಎಲ್ಲ ಆಯ್ತು, 4 ತಿಂಗಳಾಯ್ತು, ಆ ಸಡೆ ಬಂತು, ಆ ನಂತರ ಕಳಿ ಹಾಕೋದು ಬಂತು, ಕಳಿ ಆಯ್ತು, ಕಳೆ ಅದು ಕೂಡ ಒಂದು ಸ್ವಲ್ಪ ಏನಾರು ಸಿಗ್ತಾ ಇತ್ತು ಮನೆ ಬದಿ ಬಂದ್ರೆ, ಕಾರ್ಮಿಕರೆಲ್ಲ ಬಂದವರಿಗೆ ಅಲ್ಲಿ ಊಟಕ್ಕೆ ಇಟ್ಟಕ್ಕೆ ಏನಾರು ಸಿಗ್ತಿತ್ತು. ನಂತರ ಅವರಿಗೆ ನಮ್ಗಿಂತ ನಮಗೂ ಅಷ್ಟೇ, ಮನೆಯಲ್ಲಿ ಸಾಗುವಳಿದಾರರಿಗೂ ಅಷ್ಟೇ, ಮತ್ತೆ ಕಾರ್ಮಿಕ ನಮ್ ಕೆಲಸ ಬರುವಂತ ಕಾರ್ಮಿಕರು ಕೂಡ ಕಷ್ಟ ಶುರು ಆಗ್ತದೆ. ಹೌದು, ಊಟ ತಿಂಡಿ ಬಗ್ಗೆ ಬಹಳ ಕಾಳಜಿ ಇರುತ್ತೆ ಅವ್ರಿಗೆ. ಆ ಸಂದರ್ಭದಂಗೆ ಒಂದು ಸಣ್ಣದ ಆದ್ಗತಿ ಇತ್ತು ನಮ್ಮಲ್ಲಿ, ಆದ್ಗತಿ ಅಂದ್ರೆ ಹಿಂದಿನ ಯಾರು ಹೇಳಿ ಎಲ್ಲಿ ಹುಟ್ಟಿತೋ ಎಷ್ಟು ಸತ್ಯೋ ಸುಳ್ಳು ಅಂತ ಗೊತ್ತಿಲ್ಲ. ಮನೆಯ ಹಳೆಯರೊಬ್ರು ಯಜಮಾನ ಸೀದ ಕೋಡಿ ಕೋಲು ಹಿಡ್ಕೊಂಡು ಮಳೆ ಬತ್ತೆ ಇಪ್ಪತ್ತೆ ನಿಧಾನ ಗೆದ್ದಿ ಬದಿ ಹೋರಿ ಗೆದ್ದಿ ಬದಿ ಹೋಗಿ ಹಾಗೆ ಕಾರ್ಮಿಕರು ಅದೊಂದು ಕೊಲೋನಿ ಇರುತ್ತೆ ಅಲ್ಲೆಲ್ಲ. ಪ್ರತಿ ಮನೆಗೂ ಜಮೀನ್ದಾರರ ಮನೆಗೂ ಒಂದು ಕಾರ್ಮಿಕರ ಕೊಲೋನಿ ಇರುತ್ತೆ, ಯಾವುದೋ ಒಂದು ವರ್ಗದವ್ರು ಕಂಟಿನ್ಯೂಸ್ ಒಂದೇ ವರ್ಗದವ್ರು ಇರ್ತಿದ್ರು. ಅವ್ರ ಮನೆ ಬದಿ ಮೇಲೆ ಹೊತ್ತೆ ಇಪ್ಪತ್ತಿಗೆ ಒಂದ್ ಮನೆ ಬಂದ್ರೆ ಗೋಣ ಗೋಣ ಗೋಣ ಮಾತಾಡತ್ಕೆ ಅಂತ ಒಡೆಯರಲ್ಲೇ ನಿತ್ಕೊಂಡ್ರು. ಇದು ಎಂತ ಮಾತಾಡ್ತಿರ್ ಕಂಬ ಒಳಗಂತ ಎಂಬತ್ತಿಗೆ ಅಲ್ಲ ತಿಂಬಕ್ಕೆ ಒಂಬು ತಿಂಬಕ್ಕೆ ಎಷ್ಟು ದಿವಸ ಆಯ್ತು, ಒಂದು ತಿಂಡಿ ಇಲ್ಲೇ ಒಂದು ದೂಡ ಅಂತಂದ್ರೆ ಎಂತದೂ ಇಲ್ಲ, ಎಲ್ಲಾರು ಅಳಿ ಓಡ್ತಿರಲ್ಲ ಸತ್ತೀರ, ಒಂದು ಬಜ್ಜಾರ ಮಾಡ್ತಿದ್ರೇನೋ ಅದ್ರಗವ್ರ ಒಂದು ಉಳ್ಳಕ್ಕಿತ್ತಕ ಅಂತ ಅಂದ ಹೇಳ್ರು. ಈಗ ಯಜಮಾನರಿಗೆ ನಾ ಎಲ್ಲ ಹೋಗಿ ಮಕ್ಕಳು ನನ್ನ ಅಬ್ಬಿ ಸಾವು ಹರಿಸ್ತುವ ಅಂದೇಳಿ ಸಿಟ್ಟು ಬಂದು ಸೀದ ಮನೆ ಬಂದ್ರು. ಮನೆ ಬಂದು ಕರ್ದ ಪಾಪ ಕೆಲಸದವರಿಗೆಲ್ಲ ತಿಂದೆ ಅಲ್ಲ ಪಾಪ ತೋಡು ನಾಲ್ಗೆಲ್ಲ ದಪ್ಪ ಆಯ್ತಕ್ಕಂತ ಎಂತಾರ ಇದ್ ಮಾಡಕ್ ಇವತ್ತೊಂದು ಆಷಾಢಿ ಹಬ್ಬ ಅನ್ನೋದು ಒಂದು ಮಾಡಿಬಿಡಿ ಕರ್ದು ಅವರಿಗೆಲ್ಲ ಒಂದು ಸಮಾ ಉಂಕ್ ಹಾಕಿ ಮಾಡೋದು. ಆಷಾಢಿ ಹಬ್ಬಕ್ಕೆ ಎಂತ ಮಾಡೋದು, ಒಂದು ಕೋಳಿ ಕಡುಬು ಕಾಯಲ್ಲ ಹಿಂಗಿದಂತಾರ ಮಾಡಿ ಅವ್ರಿಗೊಂದು ಒಳ್ಳೆ ಊಟ ಹಾಕಿ ಅಂದಳೆ ಹೇಳ್ರಮ್. ಅದರಿಂದ ಆಷಾಢಿ ಹಬ್ಬ ಹುಟ್ಟಿದಾಳೆ ಒಂದು ಪ್ರತೀತಿ ಹಬ್ಬ. ಅದು ಎಷ್ಟು ಸತ್ಯವಷ್ಟು ಒಳ್ಳೆ ಗೊತ್ತಿಲ್ಲ, ಆಲೋಚನೆ ಮಾಡಿಕೊಂಡ್ರೆ ಹೌದು ಅಮ್ಮಂಗಿತ್ತು. ಕಾರ್ಮಿಕ ಕೊಲನಿಗೆ ಈ ಕಾರ್ಮಿಕರಿಗೆ ಕೂಡ ತುಂಬಾ ಕಷ್ಟ. ಎಷ್ಟು ಎಲ್ಲಿವರೆ ಕಷ್ಟ ಅಂತ ಹೇಳಿದ್ರೆ, ಇದು ನಾನು ಹೇಳೋದು ಒಂದು 50-100 ವರ್ಷ ಹಿಂದಿನ ಕತೆ ಹೇಳೋದು. ಕಾರಣ ನಮ್ಮನೇನೆ ಕಟ್ಕೊಂಡ್ರೆ ಅಥವಾ ನಮ್ಮನೆ ಆಸ್ಪಾಸ್ ಊರಂಗೆ ಎಲ್ಲ ಹಾಗೆ ಸ್ವಲ್ಪ ದೊಡ್ಡ ಮತ್ತು ಸಿಕ್ಕಾಪಟ್ಟೆ ಸಾಗೋಳಿ ಇದ್ದಾರೆಲ್ಲ. ಗಣಸರಿಗೆಲ್ಲ ಬೇರೆ ಉದ್ಯೋಗ ಇಲ್ಲ, ಈಗಿನ ಕಣಕ್ಕೆ ಉದ್ಯೋಗ ಸಿಗ್ತಿರ್ಲಿಲ್ಲ. ಅವ್ರಿಗೆ ಉದ್ಯೋಗ ಏನಂತ ಹೇಳಿದ್ರೆ ಸೇರಿಗಾಕಿ, ಅವ್ರಿಗೆ ಗಟ್ಟಕ್ಕೆ ಗಟ್ಟದ ಆಳ ಕರ್ಕೊಂಡು ಹೋಗುವಂತದ್ದು ಒಂದು ಅಭ್ಯಾಸ. ಸ್ವಲ್ಪ ಗಟ್ಟಿದ್ದಾರೆಲ್ಲ ಎಲ್ಲರಿಗಂತ ಇಲ್ಲ, ಮೇಲೆ ಹತ್ರಗಳು ಆಗುಂಬೆಯಿಂದ ಶುರು ಆದ್ರೆ ತೀರ್ಥಹಳ್ಳಿ ಆಚೆಗೆ ಮೇಘರಳ್ಳಿ ಆರೂರು ತುಂಬಾ ಇತ್ತು ಊರುಗಳಲ್ಲಿ. ಶಿವಮೊಗ್ಗ ಎಲ್ಲರಿಗೆ ಎಲ್ಲರಿಗೆ ಅಂದ್ರೆ ಶಿವಮೊಗ್ಗದವರಿಗೂ ಆಳುಗಳನ್ನ ಹಾಕ್ತಿದ್ರು. ಅಲ್ಲಿ ಅಡಿಕೆ ತೋಟ ಮೇಯ್ನ್, ಒಂದ್ ಸ್ವಲ್ಪ ಭತ್ತದ ಗದ್ದೆ ಇರುತ್ತೆ ಅವರಿಗೆಲ್ಲ. ನಮ್ಮ ಪೈಕಿಯವ್ರೆ ಬಹಳಷ್ಟು ಜನ ಇದ್ರೆ, ನಾವು ಮಾವಂದಿರ ನಮ್ಮ ಕಸಿನ್ಸ್ ಎಲ್ಲ ಕಲಿದಿದ್ದಾರೆಲ್ಲ. ಅಲ್ಪ ಸ್ವಲ್ಪ ಬತ್ತು, ಯಾಕೆ ಇವ್ರಿ ಲೆಕ್ಕಾಚಾರ ಮಾಡಿ ದುಡ್ಡೆಲ್ಲ ಕೊಡಬೇಕಲ್ಲ, ಅದಷ್ಟು ಲೆಕ್ಕಾಚಾರ ಬತ್ತತ್ತೆ. ಈ ಆಳ್ಕಾಳನ್ನೆಲ್ಲ ಕರ್ಕೊಂಡು ಗಟ್ಟಕ್ಕೆಲ್ಲ ಹೊತ್ತಿದ್ರು, ಅಲ್ಲಲ್ಲಿ ಹಾಕಿ ಅವ್ರಿಗೊಂದು ಕಾಲೋನಿ ಮಾಡಿ ಕೊಡ್ತಾರೆ. ಒಂದೇ ವರ್ಗದವ್ರು ಹೆಚ್ಚಿನವ್ರು ಅವ್ರು, ಯಾಕಂದ್ರೆ ಇಲ್ಲ ಅವ್ರ ಮನೆ ಹೆಂಗಸರೆಲ್ಲ ಊರಂಗಿರ್ತಿದ್ರೆ ಗಂಡಸರೆಲ್ಲ ಅಲ್ಲಿ ಕರ್ಕೊಂಡು ಅಲ್ಲಿ ಕೆಲಸಕ್ಕೆಲ್ಲ ಬಿಡ್ತಿದ್ರು. ಈ ಬಗ್ಗೆ ನೀವು ಕೆಲವೊಂದು ನಮ್ದು ಕಾನೂರು ಸುಬೊಂಬೆ ಹೆಗ್ಗೆ ಇಡ್ತಿಂಗು ಇದ್ರ ಒಂದು ಕೆಲವೊಂದು ಈ ವಿಚಾರಗಳೆಲ್ಲ ಬಂದಿತ್ತು ಅವ್ರ ಕುವೆಂಪು ಬರೋದ ಕಾದಂಬರಿ. ಯಾಕಂದ್ರೆ ಕುವೆಂಪು ಅವ್ರ ಮನೆ ಬದಿಗೂ ಇಲ್ಲಿನ ಆಳುಗಳೇ ಇದ್ದಿತ್ತು, ತಮ್ಮ ಈ ಬದಿಯವರೇ ತಣೆಯು ಹಿಲಿಯಾಣ ಬೆಳವೆ ಆಚೆ ಮಾಡವಕ್ಕೆ ಈಚೆ ಹಾಲಾಡಿ ಎಲ್ಲ ಈ ಬದಿಯ ಬಹಳ ಜನ ಸೇರಿಗಾರ ಇದ್ದೀರಲ್ಲ. ಅಲ್ಲೆಲ್ಲ ಹೋಗಿ ಅಲ್ಲಿ ಮತ್ತೆ ಇಲ್ಲಿ ಅಲ್ಲೇ ಇರ್ತಿದ್ರು. ಅವ್ರಿಗೆ ಮನೆ ಮಾಡಿಕೊಟ್ಟು ಅವ್ರಿಗೆ ಜಮೀನ್ದಾರ ಬ್ರಾಹ್ಮಣರು ಇರ್ಬೋದು ಗೌಡ್ರು ಇರ್ಬೋದು, ಇವರು ಸೇರಿಗಾರಿ ಒಂದು ಬೇರೆ ಒಂದು ಪ್ರತ್ಯೇಕ ಒಂದು ಬೈಠಾಕ್ ಇರ್ತಿತ್ತು ಅವರಿಗೆ. ಮತ್ತೆ ಅಲ್ಲಿ ಬೇಕಾದ ಸಂಬಳ ಅಡ್ವಾನ್ಸ್ ಕೊಟ್ಟು ಬರ್ತಿದ್ರು, ಮತ್ತೆ ಇವ್ರು ತಕೊಂಡು ದುಡ್ಡು ಬರ್ತಾ ಇದ್ರು. ಇಲ್ಲಿ ಈ ಕಾರ್ಮಿಕರು ಎಂತದ್ದು, ಅವ್ರ ಮನೆಗೆ ಎಲ್ಲರ ಮದಿಗಿದಿ ಆಯ್ತಂತಾರೆ, ಸೇರಿಗಾರ ಹತ್ರ ಸಾಲ ಮಾಡ್ರೆ ಅವನ್ ಜೀವಮಾನಡಿ ಅವನ್ ಸಾಲ ತೀರುವುದಿಲ್ಲ.
5: ಅದ್ಯಾಕೆ
4: ಹಂಗಂತ ಹೇಳಿ ಇವ್ರು ಕೊಡುದಿತ್ತಲ್ಲ, ಅದಕ್ಕೆ ಬಡ್ಡಿ ಹಾಕುದು ಹೆಂಗ ಹೇಳ್ರೆ,
5: ಚಕ್ರಬಡ್ಡಿ
4: ಒಟ್ಟಾರ ಹಾಕ್ತಾ ಇಕ್ಕಂಬ್ದು. ಯಾಕಂದ್ರೆ ಅವ ಮತ್ ತಪ್ಪಿ ಹಪ್ಪಕ್ಕ ಸಾಲ ತೀರುಕಾಗಂದು ಇವ್ರ ಉದ್ದೇಶ, ನಮ್ಗೆ ಕೈ ತಪ್ಪಿಗೆ ಹಪ್ಪಕ್ಕ ಆಳ ಅಂದಾಳೆ. ಮತ್ತೆ ಅದ್ರ ಆಳುಗಳನ್ನ ಕೊಳುವುದು ಇಳುದು ಅದೆಲ್ಲ ಮಸ್ತೆಲ್ಲ ಇರುತ್ತೆ ಬಿಡಿ. ಅದೆಲ್ಲ ಒಟ್ರಾಸಿ ಈ ಕಾರ್ಮಿಕರಿಗೆ ಇವ್ರು ಬಿಟ್ಟರೆ ಬೇರೆ ಗತಿಯಿಲ್ಲ. ಅವರು ಕೂಡ ಹಾಗೆ ಮದಿ ಮನ್ಕಲೆಲ್ಲ ಆಗುವಾಗ ಏನೋ ಖರ್ಚು ದುಡ್ಡು ಬೇಕು, ಅವ್ರ ಹತ್ರ ದುಡ್ಡದ ಅಂತ ಇಪ್ಪದಲ್ಲ, ಈ ಒಡೆಯರ ಹತ್ರ ಅಥವಾ ಸೇರಿಗಾರ ಹತ್ರ ತಕೊಂಡು ಹೋಗಿ ಮದುವೆ ಮಾಡಿಸಿ ಸಾಲ ಮಾಡ್ಕೊಂಡು ಮತ್ತೆ ಅವ್ರ ಜೀವಮಾನ ಹೇಳಿ ಅಲ್ಲಿ ದುಡಿತಾ ಇಕ್ಕಣ. ಊರಂಗ ಇವ್ರು ಹೆಂಗಸರ ಮಕ್ಕಳು ಇಲ್ಲೇ ಇರ್ತಾರೆ ಊರ್ ಬದಿಂಗೆ. ಈ ರೀತಿದ ಒಂದು ಕಟ್ಟುಪಾಡು ಆಗಳಿತ್ತು. ಆಷಾಢಿ ತಿಂಗಳ ಇದಾಯ್ತು. ಮತ್ತೆ ಪುನಃ ನಂತರ ಬಿಡಿ, ಆಷಾಢಿ ಆದ್ಮೇಲೆ ಸವಾಣಿ ಕನ್ಯೆ ಬತ್ತತ್ತು ನಡೀತತ್ತು. ಆಷಾಢಿಗೆ ಮಾತ್ರ ಕೆಲವೊಂದು ವಿಧಾನಂಗೆ ಹೊಸ ಹೊಸ ತಿಂಡಿ ತಿನಿಸೆಲ್ಲ ಬತ್ತತ್ತು. ಈ ಹೆಚ್ಚಿದೆಲ್ಲ ಗಿಡ ಮರಕ್ಕೆ ಇದಕ್ಕೆ ಸಸ್ಯ ಇದಕ್ಕೆ ಸಂಬಂಧಪಟ್ಟದ್ದು. ಕೆಸುವು ನಾನು ಆಗಲ್ ಹೇಳ್ದಂಗೆ ದಾಸನ ಮತ್ತೆ
5: ಕ್ಯಾನಿಗಂಡಿ
4: ಇತ್ತು. ಕ್ಯಾನಿಗಂಡಿ ಅಮ್ಮಗೆ ನೆನಪಾಯ್ತು ನನಗೆ. ಸಾಧಾರಣ ನನ್ನ ಪ್ರಾಯದ ನಾನು 41 ಹುಟ್ಟದ್ದು, ಸಾಧಾರಣ 51-52 ಸಮಯದಂಗೆ ಬಹಳ ಇದು ಬಂತೆ, ಆಹಾರದ ಕೊರತೆ, ಬರಗಾಲ ಬಂದಂಗ ಬಂತು. ಬರಗಾಲ ಬಂದಾಗ ಸರಿ ನೆನಪುಂಟು, ಬರಗಾಲ ಬಂದಾಗ ಆಹಾರಕ್ಕೆ ಎಷ್ಟು ತತ್ವರ ಅಂತ ಹೇಳ್ರೆ, ಇಲ್ಲಿ ನಮ್ ದೇಶದಂಗೆ ಅಕ್ಕಿ ಇರ್ಲಿಲ್ಲ. ನಂಗೆ ತಿಳಿದ್ಮಂಟೆ ರಂಗೂನಿಂದ ಅಕ್ಕಿ ಬರ್ತಾ ಇತ್ತು. ಅಲ್ಲಿ ರಂಗೂನ ಚಿಕ್ಕಪಡೆ ಬೆಳೆದ್ ಬರ್ಮದ್ದು ರಂಗೂನ ಅಕ್ಕಿ ಬಂದು ನಮ್ದು ಮನೆ ನಾನು ಹರಾಡಿಂಗ್ ಇದ್ದಿದೆ. ಮತ್ತೆ ಇಲ್ಲಿ ಹಣ ಕಮ್ಮಿ ಹೋದ್ ಹರಾಡಿಂಗ್ ಹುಟ್ಟಿ ಬೆಳೆದು ಹೆಚ್ಚಲ್ಲ ಹಂಗಾರ ಕಟ್ಟಿಗೆ ಬಂದರಿಗೆ ಇದ್ರ ಮಚ್ಚುವಂಗೆ ಅಕ್ಕಿ ಬಪ್ಪದ್.
5: ಮಚ್ಚುವೆ ಅಂದ್ರೆ
4: ದೊಡ್ಡ ಮರ ಅಲ್ಲ ಇದ್ರಂಗೆ ನಡೆಯುವಂತ ಮಚ್ಚುವೆ ದೊಡ್ಡ ಹಡುಗ ಅಲ್ಲ ಸಣ್ಣ ಹಡುಗ ದೋಣಿ ದೊಡ್ಡ ದೋಣಿಗಳು. ಈ ನಿಮ್ದು ಹಂಚಿನ ಕಾರ್ಖಾನೆ ಇದೆ ಹಂಚಲ್ಲಿ ಹೋಪದಿತ್ತಲ್ಲ ಪೂರ ಅದೇ ಮಚ್ಚುವಂಗೆ ಹೋಪದೆ ದೋಣಿ ತಕೊಂಡೆ ಅಲ್ಲ ತೀರ ಬದಿ ಬತ್ತಲ್ಲ ಅದ ಬಾಯ್ಪುರ ಅಂತ ಆಗಳ ಅಲ್ಲಿ ಡೀಪ್ ಇದ್ದಿತ್ತು ಅಲ್ಲಿ ಬತ್ತಿತ್ತೇನು ಅಲ್ಲಿ ಇಟ್ಕೊಂಡು ತುಂಬಿಸ್ಕೊಂಡು ಮಚ್ಚುವೆ ಸ್ವಲ್ಪ ದೊಡ್ಡದದು ಅದು ಇದ್ರಂಗ ಹಾಗೆ ಇಟ್ಕೊಂಡು ಬಹಳ ಅಂತ ಹೇಳ್ತಾರೆ ಡೀಪ್ ಸೀ ಅಲ್ಲಿ ಕೂಡ ಹೋಗೊಂಡು ಬೇರೆ ಬೇರೆ ಬೇರೆ ಕಡೆ ಹೊತ್ತಿತ್ತದು ಮಚ್ಚುವೆ. ಇಲ್ಲಿಂದ ಬಾಂಬೆ ಬೊಂಬೈಗೆ ಹೋಗ್ತದ್ರೆ ಅದ್ರಂಗೆ ಮಚ್ಚುವಂಗೆ ಅಲ್ಲೆಲ್ಲ ಎಲ್ಲೆಲ್ಲ ಬಂದಿರುತ್ತೆ ಅಲ್ಲಿ ಪೂರ ಮಚ್ಚುವಿಗೆ ಇಲ್ಲಿಂದ ನಮ್ಮ ಹತ್ತಿರ ಇಲ್ಲ ನಮ್ದಿದೆ. ನಂತರ ಮಲ್ಪೆಯಿಂದ ಕೂಡ ಹೋಗ್ತೈತೆ. ಅದಕ್ಕಿಂತ ಆ ಕಾಲದಂಗೆ ನಮ್ದು ಹಂಗರಕಟ್ಟೆ ಬಹಳ ಫೇಮಸ್ ಐತೆ.
5: ಹೌದಾ? ತುಂಬಾ ಫೇಮಸ್
4: ಹಂಗರಕಟ್ಟೆ ದೊಡ್ಡ ಬಂದ್ರೆ ಅದು. ಮತ್ತೆ ಮಂಗಳೂರು ಮತ್ತೆ ಕಾರವಾರ ಎಲ್ಲ ಆದ್ಮೇಲೆ ಬಿದ್ದು ಹೋಯ್ತೇನೆ. ಈ ಹಂಚುಗಳು ಪೂರ ಹೊತ್ತಿದ್ದ ಅದ್ರಂಗೆಲ್ಲ
5: ಹಂಗರಕಟ್ಟೆ ಬಂದರಿಂದ.
4: ಹೌದು, ಸಿಕ್ಕಾಪಟ್ಟೆ ಹೊತ್ತಿತ್ತಿಲ್ಲ
5: ನಮ್ಗ ಹತ್ರ ಮರೆ ತುಂಬಾ. ಅದು
4: ನೀವು ಹೋಯ್ಲಲ್ಲ
5: ಈಗ ನಾವು ಹಾತೇ ಇರುತ್ತೆ.
4: ಈಗ ತುಂಬಾ ಮತ್ ಪುನಃ ಡೆವಲಪ್ ಆಗ್ತೈತಿ ಈಗ ಅಲ್ಲಿ.
5: ಮತ್ ಬಂದರ ಆಗ್ತ
4: ಅಲ್ಲ ಅದ ಅದರಿಂದ ಸ್ವಲ್ಪ ಚುರುಕು ಆಗ್ತೈತಿ ಅದ್ರಂಗೆ.
5: ಓಕೆ, ಸೊ ಅಲ್ಲಿಗೆ ಬಂದು ಅದ್ರ ಮೂಲಕ ನಿಮ್ಗೆ ರಂಗೂನಿಂದ ಅಕ್ಕಿ ಬರ್ತದೆ
4: ಬಂದು ರೈಲು ಇದು ಸ್ಟೇಷನ್ ಹಂಗೆ ಎಂತ ರೇಷನ್ ಕಾರ್ಡ್ ಈಗ ಇತ್ತಲ್ಲ ಹಂಗೆ ಈ ರೀತಿ ಎಲ್ಲ ಬೇರೆ ರೀತಿ ಚಿಮ್ಮಣ್ಣೆ ರೇಷನ್ ಕೊಡುದು ಸಕ್ಕರೆ ರೇಷನ್ ಅಕ್ಕಿ ರೇಷನ್ ಮತ್ ಜೋಳ ಅಂತ ಬರ್ತಿತ್ತು ಆಗಳಿಗೆಲ್ಲ ಆಹಾರ ಇದು ಕಮ್ಮಿ ಅಲ್ಲ ಆಗಳಿಗೆ. ನೀವು ಹೇಳದ್ ಕ್ಯಾನಿಗಂಡಿ ಒಳ್ಳೆ ಡಿಮಾಂಡ್. ಕ್ಯಾನಿಗಂಡಿ ಮತ್ತೆ ಹಣಿಬೆಂಡ ಹಣ್ಣು ಅದ್ಕೊಂಡಿರಿ ನೀವು ಹಣ್ಣ ಬೀಳತ್ತ
5: ಲೈಕ್ ಇರುತ್ತೆ
4: ಅದನ್ನ ತೇಗದು ಎಲ್ಲೋ ಕಲರ್ ಅದ್ರೊಳಗೆ ಪಲ್ಪ್ ಕಣಂಗಿರೋದು ಅದನ್ನ ತಿನ್ಕೊಂಡು ಹೊಟ್ಟೆ ಹರ್ಕೊಂಡಿದ್ರು ಅವಸ್ಥೆ ಕಂಡ. ಕ್ಯಾನಿಗಂಡಿ ಮಾತ್ರ ಭಯಂಕರ ತುರ್ಸುದು ಬಾಯಿ ತುರ್ಸು ಅದನ್ನ ಎಣಸ್ಕೊಂಡ್ರೆ ಇತ್ತೇ ಇಲ್ಲ ಕ್ಯಾನಿಗಂಡಿ ಬಾಯಿಗಿಂಡೋದು ಅದು ಇಂತಿಷ್ಟ ಅಂತ ಹೇಳೋ ಸಾಧ್ಯ ಇಲ್ಲ. ಕ್ಯಾನಿಗಂಡಿ ಕೂಡ ಗುಡ್ಡಿ ತುಂಬಾ ಒಂದೇ ಒಂದು ಕ್ಯಾನಿಗಳೇ ಇಲ್ಲ ಅಷ್ಟೋರೆ ತಿಂತಿರ್ಲಿಲ್ಲ. ಏನೆಲ್ಲ ಹೊರಗೆ ಹೊರಗೆ ಏನೆಲ್ಲ ಸಿಕ್ತಿತ್ತೋ ಅದನ್ನೆಲ್ಲ ತಿಂತಿತ್ತು ಆ ಕಾಲದಂಗೆ. ಹಣ್ಣು ಹಂಪಲು ಎಲ್ಲ ಆಯ್ತು. ಮತ್ತೆ ಹಲಸಿನ ಹಣ್ಣಿ ಒಳ್ಳೆ ಡಿಮಾಂಡ್ ಆ ಕಾಲದಂಗೆಲ್ಲ. ಮತ್ತೆ ಆ ಮೂಡ್ಲೆ ಒಂದು ಹಲಸಿನ ಹಣ್ಣು ಮರ ಏನು ಸೋಲಪ್ಪ ಅಲ್ಲ ಎಷ್ಟೋ ತಿಕ್ಕೊಂಡ್ರೆ ಹಲಸಿನ ಹಣ್ಣೆ ಮನೆ ಗುಡಿ ಹೋಗಿ ಬಂದು ತಿಂಬುದು ಹಲಸಿನ ಹಣ್ಣೆ ಮನೆ ಊಟಕ್ಕೆ ಬಂದು ತಿಂಬುದು ಹಲಸಿನ ಹಣ್ಣೆ ಸಾಯಂಕಾಲ ಬಂದು ತಿಂಬುದು ಹಲಸಿನ ಹಣ್ಣೆ ಬೇರೆ ಬೇರೆ ಇದು ಬಕ್ಕಿ ಎಂತ ಯಾವ್ಯಾವ ನಮ್ನಿ ಹಲಸಿನ ಹಣ್ಣು ಬಕ್ಕಿ ಏನು ಇಂಬ ಏನು ಚಂದ್ರ ಬಕ್ಕಿ ಅಂದ್ರೆ ಆ ಬಕ್ಕಿ ಅದೇ ಬೇರೆ ಬೇರೆ ಹೆಸರಲ್ಲಿ ಇತ್ತು ಬಕ್ಕಿ ಹಲಸಿನ ಮರಕ್ಕೆಲ್ಲ ಹಲಸಿನ ಹಣ್ಣು ಒಂದು ಇದು ಒಟ್ಟಾರೆ ಆಹಾರದ ಕೊರತೆ ಅಂತ ನಂಗೆ ಸರಿ ನೆನ್ಪುಂಟು. ಮತ್ತೊಂದಿತ್ತು ನಮ್ಮ ಕಡೆಯಲ್ಲಿ ಕಡದಾರಣೆ ನಾಳೆ ಒಂದು
5: ಹಂಗಂದ್ರೆ
4: ಮಳೆಗಾಲದಂಗೆ ಸಾಮಾನ್ಯ ವರ್ಗದಾರ ಸಣ್ಣ ಸೊಗಳಿದಾರ ಅವ್ರದೆಲ್ಲ ಏನಾಯ್ತು ಬೆಳದ್ಪುರ ಗೇಣಿ ಕೊಟ್ಟು ಕಾಲಿ ಆಯ್ತು. ಆ ಸಡಿ ತಿಂಗಳು ಕಾರ ಸಡಿ ಸ್ವಾಣಿ ತಿಂಗಳು ಬಪ್ಪತ್ತಿಗೆ ಮನೆ ಅಕ್ಕಿ ಖಾಲಿ ಕೂಲಿ ಇಲ್ಲ. ಕೂಲಿ ಇದ್ರೆ ಕೂಲಿ ಹಿಂಗಾರ ಅಕ್ಕಿ ಸಿಕ್ತಿತ್ತು. ಕೂಲಿ ಹೋಗಿಲ್ಲ ಉಪವಾಸ ಕಮ್ಕತ್ತ ಸೀದಾ ಒಡೆಯರ ಹತ್ರ ಬಂದ್ರ ಅಥವಾ ಯಾರೋ ಒಬ್ಬ ದನಿಗಳ ಹತ್ರ ಬಂದ್ರ ನೋಡಿ ಅಕ್ಕಿ ಕೊಡ್ತೀರ ಹಳಿ ಆಯ್ತು ಒಂದ್ ಮುಡಿ ಅಕ್ಕಿ ಕೊಡ್ತೇನೆ ಮೂರ್ ಮುಡಿ ಸಾಗೋಳಿ ಹರ್ಕೊಳ ಮೂರ್ ಮುಡಿ ಭತ್ತ ಅಳಿಕ ನೀನ ಅಂತ
5: ಒಂದ್ ಮುಡಿಗೆ ಮೂರ್ ಮುಡಿ
4: ಭತ್ತ
5: ಭತ್ತ
4: ಕೆಲವರು ಹೆಚ್ಚು ಮಾಡ್ರಿ ಇದ್ರ ಕೆಲವೆಲ್ಲ ಈ ವರ್ಗದಲ್ಲಿ ಈಗ ನಮ್ಮವರೇ ಇಪ್ಪಿಗೆ ಸಾಕು ನಮ್ಮ ಪೈಕರ್ ಇಪ್ಪ ನಮ್ಮ ಕುಟುಂಬದಲ್ಲಿ ಇಪ್ಪ ನಮ್ಮ ತೀರಾ ರಿಲೇಷನ್ಸ್ಗಳು ಇರ್ಬೋದು ಬಹಳಷ್ಟು ಜನ ನಾವು ಇದು ನಮ್ದಂತಲ್ಲ ಮೂಡ್ಲೈನಲ್ಲಿರುವಂತ ಅನೇಕ ಮನೆಗೆ ಇದ್ದವರೆಲ್ಲ ಕಡಧಾರಣೆ ವ್ಯವಹಾರ ಮಾಡ್ತಿದ್ರು ಒಂದ್ ಮುಡಿ
5: ಕಡಧಾರಣೆ ಕಡಧಾರಣೆ
4: ಬಪ್ಪದ ಹಂಗ ಅಕ್ಕಿ ಮುಡಿ ಹತ್ಕೊಂಡವ್ರೆ ಕಾಂತ್ ನಾವು ತೋರತ್ ನಾವೆಲ್ಲ ಮನೆಗೆ ಪುತ್ರ ಹಚ್ಚಿ ನಮ್ದು ಎದುರು ಮನೆಗೆ ಒಬ್ರು ಇದ್ರು ಅವ್ರ ಮನೆಗೆ ಅಕ್ಕಿ ಮುಡಿ ಹತ್ಕೊಳಕ್ಕ ತೋರತ್ ನಾವ್ ಹಂಚ್ಕಟ್ಟಂಗೆಲ್ಲ ಆಯ್ತಾ ಕಡೆಗೆ ಸಾಗುಳಿ ಆಯ್ತು ಆ ಕಾರ ಆಯ್ತು ಆ ಸಡಿ ಸವಣಿ ಕನ್ನೆ ದಿವಾಳಿಗೆ ಕೊಯ್ಲಾಯ್ತು ಕೊಯ್ಲು ಅದ್ರ ಕೊಯ್ಲು ಎಲ್ಲ ರಾಶಿ ಹಾಕರು ಕೂಡ್ಲೆ ಇವ್ರು ಬಂದಾಯ್ತು ಗಾಡಿ ತಗೊಂಡು ಜನ ತಗೊಂಡು ಬಂದಾಯ್ತು ಚೀಲ ತಗೊಂಡು
5: ಗೇಣಿಯರ
4: ಗೇಣಿ ಅಲ್ಲ ಕಡದಾರಣಿ ಫಸ್ಟ್ ಗೇಣಿ ಕಡೆಗೆ ಗೇಣಿ ಮತ್ತಿತ್ತು ಅದ್ ಕೇಳ್ತ ಕಡೆಗೆ ಬಂದು ಅವ್ರಿಗೆ ಒಂದ್ ಅದಕ್ಕೆ ಒಂದ್ ಒಂದ್ ಮುಡಿಗೆ ನಾಕ್ ಮೂರ್ ಮುಡಿ ಬತ್ತ ಅದೇನ್ ತೀರಾ ಸತ್ತ ತೀರಾ ಲಾಭ ಅಂತ ಹೇಳಿ ಬತ್ತಲ್ಲ ಅದಕ್ಕೆ ಅದು ಮಾಡುವ ಎಷ್ಟು ಅದೇ ಮೂರ್ ಮುಡಿ ಬತ್ತಕ್ಕೆ ಒಂದೊಂದು ಮುಡಿ ಅಕ್ಕಿ ಹತ್ತಂತ ಲೆಕ್ಕ ಸಾಧಾರಣ ಅಕ್ಕಿ ನಮ್ಮ ಇದ್ರ ಪ್ರಕಾರ ಅಳತೆ ಪ್ರಕಾರ ಅರ್ಧ ಬಟ್ ತೂಕದ ಪ್ರಕಾರ 60% ಬರ್ತದೆ ಇಳುವರಿ 65 ಒಂದ್ ಕ್ವಿಂಟಲ್ ಭತ್ತಕ್ಕೆ ಒಂದ್ 65 ಒಂದ್ ನೂರು ಇದೆ ಒಂದ್ ಕ್ವಿಂಟಲ್ಗೆ 65 kg ಅಕ್ಕಿ ಬರ್ಬೋದು ಬಟ್ ಇದಂಗಲ್ಲ ಭತ್ತ ಒಂದ್ ಮುಡಿಗೆ ಅರ್ಧ ಮುಡಿ ಅಕ್ಕಿ ಹಾಕುದು ಆ ರೀತಿಯಲ್ಲಿ ಕಡದಾರಣೆ ಕೂಡ ನಡೀತಾ ಇದೆ. ಗೇಣಿ ಪ್ರತ್ಯೇಕ ಗೇಣಿ ಕೈದಾಯ್ತು ಬಿಡಿ 77 ಟೆನೆಂಟ್ ಆಕ್ಟ್ ಬಂತು ಕೈದಾಯ್ತು ಅಷ್ಟೊಳಕ್ಕೆ ಎಲ್ಲ ಬಿಡಿಸ್ಕೊಂಡ್ರೆ ಬಿಡಿಸ್ಕೊಂಡ್ರೆ ಗದ್ದಿನ ಬಹಳಷ್ಟು ಜನ ಮುಂದಾಲೋಚನೆ ಇದ್ದಾರಲ್ಲ ಏನ್ ಮಾಡಿರ ಬಹಳಷ್ಟು ಜಮೀನ್ದಾರ ತಮ್ಮ ಸಾಗುವಳಿನೆಲ್ಲ ಒಕ್ಕಲುಗಳನ್ನ ಬಿಡಿಸ್ಕೊಂಡಿ
5: ಯಾರು ಬಿಡಿಸ್ಕೊಂಡ್ಲ ಅವರು ಕಳ್ಕೊಂಡ್
4: ಅದ್ರಂಗೆ ಹೆಚ್ಚು ಕಳ್ಕೊಂಡಾರ ಯಾರ ಪಾಪ ಬೀರಾಮ್ರ ಬಗ್ಗೆ ಬ್ರಾಹ್ಮಣರ ಪಾಪ ಅವರಿಗೆ ಸಾಗುವಳಿ ಮಾಡೋಕಾತ್ಲ ಅಂದ್ರೆ ಬ್ರಾಹ್ಮಣರ ಸಾಗುವಳಿ ಹೇಳಿಸ್ತಾರಲ್ಲ ಕಷ್ಟ ಆಗ್ತ ಅವ್ರಿಗೆ ಹೋಗಿ ಹುಡುಕೊಂಡ ಪೂರ ಗೇಣಿ ಕೊಡೋದು ಇನ್ ಕಲರ್ ಗೇಣಿ ಕೊಟ್ಕೊಂಡೆಲ್ಲ ಹೋಟ್ಲ್ ಗಿಟ್ಲ್ ಮಾಡ್ಕೊಂಡು ಹೊರಗಿದ್ರು. ಮತ್ತೆ ದೇವಸ್ಥಾನದ ಭೂಮಿಗಳು ತುಂಬಾ
5: ಇತ್ತು
4: ಅದೆಲ್ಲ ಹೋಯ್ತು ಅದು ಅಷ್ಟೋರಿಗೂ ಎಲ್ಲ ಕರೆಕ್ಟ್ ಗೇಣಿ ಗೇಣಿ ಅಷ್ಟು ಪರ್ಫೆಕ್ಟ್ ಬರ್ತಿತ್ತು. ಅಕಸ್ಮಾತ್ ಬಾರದಿದ್ರೆ ಬರುವ ವರ್ಷಕ್ಕೆ ಇದ್ ಮಾಡ್ರಿ ಅದು ಸುಗ್ಗಿ ಹಂಗ ಇದು ಕಾತಿ ಹಂಗ ಇದ್ರೆ ಸುಗ್ಗಿ ಹಂಗ ಅವರು ಹಾಕಿ ಅದನ್ನ ಇದ್ ಮಾಡ್ತಿದ್ರು.
5: ಈ ಕತ್ತಿ ಕಾಣಿ ಹೆಂಗಿತ್ತಂತ, ಆಷಾಢಿ ಹಬ್ಬದಿಂದ ಶುರುವಾದ ಕಡ್ದಾಣಿ ಗೇಣಿ ಇದೆಲ್ಲ ಬಂದು ಒಂದ್ಸಲ ನಮ್ಮ ಹಿರಿಯರು ಹೆಂಗಲ್ಲ ಬದುಕೀರ, ಇದು ನಮ್ಮವ್ರದೇ ಬದುಕು ಅಲ್ದಾ, ನಮ್ಮ ಅಜ್ಜದಿಕ್ಕಳ ಹೆಂಗ್ ಬದುಕಿದ್ರ ಅವ್ರದೇ ಬದುಕನ್ನ ನೀವು ಹೇಳಿ.
4: ರೂಢಿ ಆಯ್ತು, ರೂಢಿ ಆಯ್ಕೊಂಡಿದ್ದೀತ, ಅದ್ ಬಿಟ್ಟು ನೀರಾವಿಲ್ಲ ಅಂತಾರಲ್ಲ.
5: ನೀರಾವಿಲ್ಲ
4: ನಮ್ಮನೆ ಅಪ್ಪಕ್ಕೆ.
5: ಈಗ ನಾವು ಇಷ್ಟೊತ್ತರಿಗೆ ಆಷಾಢಿ ಹಬ್ಬದ ಬಗ್ಗೆ ಮಾತಾಡಿದ್ವಿ, ಈಗ ನಾವು ಈ ಮನೆ ಒಳಗ್ ಸುಮಾರು ಪಾತ್ರ ಪಗಡಿಗಳೆಲ್ಲ ಇರುತ್ತಲ್ಲ, ಅದಕ್ಕೆ ನಮ್ ಕುಂದಾಪುರ ಕನ್ನಡದಲ್ಲಿ ಬೇರೆ ಬೇರೆ ತರದ ಹೆಸರು ಇರುತ್ತಲ್ಲ, ಅದನ್ನೊಂಚೂರು ಹೇಳ್ತೀರ ಸರ್ ನಮ್ಗೆ?
4: ಆಗಳಿಗೆಲ್ಲ ಕಂಚ ತಾಮ್ರ ಮತ್ತ ಮಣ್ಣು, ಈಗಿನ ಈ ಸ್ಟೀಲ್ ಅಂಬದ ಕೇಮ್ಕಿಲ್ಲ. ಸ್ಟೀಲ್ ಬಂದ್ರು ಕೂಡ ಒಂದ್ ಸಂಭ್ರಮ ಕಾಣಕ್ಕೆತ್ತು, ಸ್ಟೀಲ್ ಚಮಚೆ ಏನು ಸ್ಟೀಲ್ ಇದ್ಬಿಡಿ
5: ಹೊಳಿತಲೆ
4: ಅಯ್ಯೋ. ಮತ್ತೆ ಅದ್ರ ಇದೇ ಬೇರೆ, ಮೊದ್ಲು ಕಂಚಿದ್ದು, ಕಂಚು ತಾಮ್ರ ಮತ್ತೆ ಅಳಗಿ, ಅಳಗಿಗೆ ಅಳಗಿ ಬೇರೆ, ಕ್ವಾರ್ಕಿ ಬೇರೆ, ಕ್ವಾರ್ಕಿ ಅಂತ ಸಣ್ಣದ ಅದು, ಮತ್ತೊಂದು ಗದ್ದ ಅಂತ ಇತ್ತು, ಮತ್ತೊಂದು ಇನ್ನು ಸಣ್ಣ ಪಾತ್ರ ಕೇಂದಿರೋದನ್ನ ಗದ್ದ
5: ಕೇಂದಿದೆ,
4: ಗದ್ದ ಕ್ವಾರ್ಕಿ ಮತ್ತೆ ಇದ್ರದ್ದು ಮತ್ತೆ ಇದಲ್ಲ ಪಿಂಗಾಣಿ ಒಂದು ನೆನ್ಪಿತ್ತು ಗೊತ್ತಿತ್ತು
5: ಕೇಂದ್ರಿಯ ಗೊತ್ತು.
4: ಅದು ಪಿಂಗಾಣಿ ಅಂದ್ರೆ ಈಗಿನ ಪೋರ್ಸಿಲೆ ನಾನು ಅಂದೆ, ಈಗಿಂದ ಪಿಂಗಾಣಿ ಸಾಮಾನ್ ಚೀನದಿಂದ ಬಪ್ಪದ್ ಇಲ್ಲಿ ನಮ್ಮಲ್ಲಿ ಮಾಡ್ತಿರ್ಲಿಲ್ಲ ಪಿಂಗಾಣಿಗಳು, ಹೆಚ್ಚು ಆ ಕಾಲದಲ್ಲಿ ಅಲ್ಲಿಂದ ಬತ್ತಿದ್ದ ಪಾತ್ರೆಗಳು ನಮ್ಮಲ್ಲಿ ಚೀನದಿಂದ ಬಂದವ್ ಇರ್ತಿದ್ವು.
5: ಉಪ್ಪಿನಕಾಯಿ ಜರಡಿ ಬರಣಿ ಅದ ಪಿಂಗಾಣಿದ,
4: ಪಿಂಗಾಣಿದ ಅದು ಪಿಂಗಾಣಿ. ಮತ್ತೆ ಇದ್ರ ಸಿಕ್ಕತ್ತೆ ಒಳ್ಳೆ ಉಂಬು ಕಾಪುರ ಕೆಲವೆಲ್ಲ ಪಿಂಗಾಣಿ ಪಾತ್ರೆಗಳಿತ್ತು, ಅದೆಲ್ಲ ಪಿಂಗಾಣಿ. ಮತ್ತೊಂದು ಹಿತ್ತಾಳೆ ಬಟ್ಲು ಪೂರ ಹಿತ್ತಾಳೆ ಪಳಗುಟ್ಟದು
5: ಭಾರ ಸರ್, ಅದು ಬಾದಿ
4: ಭಾರಿ ಬಾದಿ ಅದು,
5: ಅದನ್ನ ಪಾತ್ರ ತೊಳ್ಕೊ ಕೊಡ್ತಿರಲ್ಲ ನಂಗೆ ನೆನಪಿದೆ, ಮೊದ್ಲು ನಮ್ಮಲ್ಲೆಲ್ಲ ಇದ್ದಿತ್ತು ಒಂದು ಪಾತ್ರ ಬಟ್ಲಿ ಎತ್ತಕರ ನಮ್ ಸಣ್ಣ ಮಕ್ಕಳಿಗೆ ಆಪ್ದಲ್ಲ ಅಷ್ಟು ಭಾರ ಅದು.
4: ಮತ್ತೆ ಅಳಗಿ ಕಿಚೇರಿಗೆ ಮತ್ತೆ ಮಣ್ಮರ್ಗಿ ಬೇರೆ, ಈಗೆಲ್ಲ ಅಲ್ಲ ಬಾಗ್ಮರ್ಗಿ ನಂತರ ಬಂತದು. ಬಾಗ್ಮರ್ಗಿ ಅಂದ್ರೆ ಹೋಯ್ತಲ್ಲ ನಿಮ್ಗೆ ಮರದ್
5: ಮರದ
4: ಬಾಗ್ಮರ್ಗಿ, ಅದಕ್ಕೆ ಮಣ್ಮರ್ಗಿ ಅಂತಾರೆ ಮಣ್ಣಾಗಿ,
5: ಕರೆಕ್ಟ್ ಮಣ್ಣಲ್ಲಿ ಇರುತ್ತದೆ ಮಣ್ಣಿಂದ ಮಾಡೋದು
4: ಅದು ಮರ್ಗಿಯೇ, ಇದು ಮಣ್ಮರ್ಗಿ ಬಾಗ್ಮರ್ಗಿ
5: ಅನ್ನ ಬಾಗುದು,
4: ಅನ್ನ ಬಾಗುದು ಅದು. ಮೇಲೆ ಚಟ್ಟಿ ಸಿಬ್ಲು, ಈಗ ಚಟ್ಟಿ ಸಿಬ್ಲೆ ಎಲ್ಲ ಇರತ್ ಬೇಕಾಗ್ತದೆ, ಅದಕ್ಕೆ ಇದು ಸಿಕ್ಕತ್ತೆ ಜಾರಡಿ ಕಣಕ ತೆಗೆದು ಸೋಮಸಿ ಬಿಡ್ತಾರೆ ಒಟ್ಟೊಟ್ಟೆ ಸ್ಟೀಲ್ ಅಂತ.
5: ಅದು ಚಟ್ಟಿ ಸಿಬ್ಲು ಎರಡೇ ಹಿಡಿತಲ್ಲ,
4: ಒಂದು ಚಟ್ಟಿ ಮತ್ತೊಂದು ಸಿಬ್ಲು,
5: ಕರೆಕ್ಟ್
4: ಸಿಬ್ಲು ಒಟ್ಟೊಟ್ಟೆ ಇದ್ದದ್ದು ಬೀಳ ಮಾಡುವುದು ಚಟ್ಟಿ ಮರದ್ದು, ಅದು
5: ಅದೇ
4: ಚಿಟ್ಟಿ ಮರ ಚಿಟ್ಟಿ ಸಿಬ್ಲು, ಅದಕ್ಕೆ ಹಾಕೊಂಡು ಬಾಗ್ಮರ್ಗಿ ಅದು ಮಾರೋದು.
5: ಅದಕ್ಕೆ ಇನ್ನೊಂದು ಸಿಬ್ಲ್ ಬತ್ತಲ್ಲ,
4: ಅದೇ ಚಿಟ್ಟಿ ಮತ್ತೆ ಸಿಬ್ಲ್, ಅದು ನೀವು ಸಿಬ್ಲ್ ಆ ಸಿಬ್ಲ್ ಬೇರೆ, ಇನ್ನೊಂದು ಸಿಬ್ಲ್ ಅಣ್ಣ ಅದಕ್ಕೆ ಹಾಕಿದ್ರು ಆ ಸಿಬ್ಲ್ ಇತ್ತು, ಅದ್ರಂಗೆ ಬೀಳಿ ಬೀಳಿದ ಬುಟ್ಟಿ ಕಣಂಗಿರತ್ತೆ ಅದಕ್ಕೆ ಅನ್ನ. ಇದು ನಾನು ಹೇಳೋದು ಚಿಟ್ಟಿ ಸಿಬ್ಲ್
5: ಅನ್ನ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು,
4: ಅದು ನೀರು ಇರುತ್ತೆ ಅದು ಜಾರಿ ಹೋಯ್ದಿದ್ದಂಗೆ ಚಿಟ್ಟಿ ಬೇ, ಅದಕ್ಕೆ ಆಧಾರ ಅದು
5: ಚಿಟ್ಟಿ ಸಿಬ್ಲ್ ಅವೆರಡು ಜೋಡಿ ಜೊತೆ ಜೊತೆಗೆ
4: ಮಣ್ಣು ಮರ್ಗಿ ಅದು ಮತ್ತೊಂದು, ಬಾಗ್ಮರ್ಗಿ ಅದು ಮತ್ತೊಂದು, ಕ್ವಾರ್ಕಿ ಕ್ವಾರ್ಕಿ ಗದ್ದ ಇದ್ದದ್ದು.
5: ಮತ್ತೆ ಮೊದ್ಲು ಸೌಟ್ ಅಲ್ಲ ಸ್ಟೀಲ್ ಇದಿರ್ಲಿಲ್ಲ, ಮೊದ್ಲೆಲ್ಲ ಗೇಟ್ ಇದೆ
4: ಸೌಂಡ್ ಅದೆಲ್ಲ ಅಂತ ಹೇಳ್ತಾರೆ ಚಿಪ್
5: ಚಿಪ್
4: ಚಿಪ್ ಅಂದ ಅದಕ್ಕೆ, ಅದ್ರಂಗೆ ದೊಡ್ಡ ಚಿಪ್ ಇತ್ತು ಸಣ್ಣ ಪದಾರ್ಥಕ್ಕೆ ಸಣ್ಣ ಚಿಪ್ ಗಾಲ್ಟಿ ಹೊಟ್ಟೆ ಮಾಡಿ ಇದ್ರ ಇದ್ರದ್ದು ಹಾಕು, ತುಂಬಾ ಕ್ಲೀನ್ ಇದೆ ಚಂದ ಇರ.
5: ಹೌದು ಹೌದು,
4: ಚಟ್ಟಿ ಸಿಬ್ಲು ಅದೇ ಅಳಗೆ ಮಡಿಕೆ ಅದೆಲ್ಲ ಆಯ್ತಾನೆ. ಮತ್ ಸಾಮಾನ್ಯ ಈಗ ಇಪ್ಪದೆ ಲಾಟಿ ಇದ್ದದ್ದು, ಈಗಿನ ಇದ್ರ ಹೊಸ್ತ ಲೇಟೆಸ್ಟ್ ಇದ್ದದ್ದೆ ಅಂತದಿಲ್ಲ ಆಗಲೇ, ಆಗಿನ ಅದ್ರಂಗೆ ಸಾಕತ್ತಿತ್ತಲ್ಲ. ಮತ್ತೆ ಕೆಲವು ಇನ್ನೊಂದಿತ್ತು ಚಂದನ ಇತ್ತು ಕಾಣೆ, ಅದ್ರದ್ದು ಇತ್ತತ್ತಿದ್ರ
5: ಇದಂದ್ರೆ
4: ಪಾತ್ರ ಸಣ್ಣ ಪಾರ್ಕಿ ಕಣ ಅಳಗಿ ಕಣ, ಎಲ್ಲಿವರಿಗೆ ಚಂದನ ಬೇಕಂದ್ರೆ ಮನೆಗೆ ಅಗತ್ಯ ಬಿದ್ರೆ ಅದೇ ಚಂದನನ ಅರ್ಧ ಅಂದ್ರೆ ಔಷಧಿಗೆ ಅದ್ರಲ್ಲಿ ಔಷಧಿ ಇದಿತ್ತಾಳೆ ಆ ಚಂದನ ಪಾತ್ರ ತತ್ತಿದ್ರು, ಇಲ್ಲೆಲ್ಲ ಸಿಕ್ಕುದಿಲ್ಲ ಹೊರಗೆಲ್ಲ ಹೋದ್ರೆ ಚಂದನ ತಗೊಂಡು ಬಪ್ಪದು. ಈಗ ಚಂದನದು ಎಷ್ಟು ಕಾಸ್ಟ್ಲಿ ಅಂತ ನಿಮ್ಗೆ ಗೊತ್ತಿತ್ತು?
5: ಹೌದು,
4: ಗಂಡದಕ್ಕಿಂತ ಚಂದನ ಕಾಸ್ಟ್ಲಿ ಅಲ್ಲ.
5: ಹೌದು,
4: ಚಂದನದ ಅದೊಂದು ಔಷಧಿ ಅದಕ್ಕೊಂದು ಇದಿತ್ತಾಳೆ, ಅದು ನಮ್ಮ ಮನೆಗೆ ಇವತ್ತು ಇದಿತ್ತು ಚಂದನದ ಒಂದು ಸಣ್ಣ ಅಳಿಗೆ ಕಣೆ.
5: ಓಕೆ,
4: ಆಮೇಲೆ ಮಕ್ಕಳಿಗೆ ಒಂದು ಕಡಲ,
5: ಅದಕ್ಕೆಂತಂದ್ರೆ
4: ಕಡಲ
5: ಕಡಲ
4: ಕಡಲ ಮತ್ತೆ
5: ಕೈಮರ್ಗಿ ಅಂತ,
4: ಕೈಮರ್ಗಿ ಮತ್ ಕಡಲ, ಕೈಮರ್ಗಿ ಕೆಳಗಿದ ಪಾತ್ರ, ಕಡಲ ಅಂದ್ರೆ ಮಂಡಿ ಕಣಗಿತ್ತ. ಮತ್ತೆ ಇದು ಸಾರ್ ಬೋರ್ ಇದ್ ಮಾಡ್ತಿಲ್ಲ
5: ಮಜ್ಜಿಗೆ ಕಾಳು,
4: ಅದು ಅದಕ್ಕೆ ಕಡ, ಅದಕ್ಕೆ
5: ಕಡಲ, ಅದು
4: ಕಡಲ್ ಇತ್ತಲ್ಲ ಕೃಷ್ಣ ಅಂದ್ರೆ ಅದ್ರ ಕಡಲ ಅಂತ, ಇದಕ್ಕೂ ಕಡಲ ಅದಕ್ಕೂ ಕಡಲ ಅಂತ, ಅದು ಕೈಮರ್ಗಿ ಮತ್ತೆ
5: ಕಡಲ. ಉಪ್ಪಿನ ಮರ್ಗಿ,
4: ಉಪ್ಪಿನ ಮರ್ಗಿ ಉಪ್ಪು ಹಾಕಿ ಇಡುದು ಬೇರೆ ಇತ್ತು, ಅದ್ರ ಹದ ಮಾಡಿ ಇಡುದು ಮರದ, ಅದು ಅದು ಬಿಡಿ ನೆನ್ಸಿ ಇಡುಕ್ ಅದು ಬೇರೆ ಅದ್ರಂಗ ಇದಾಗ್ಲ ಮುಡಿ ನೆನ್ಸಿ ಇಡುವಂತ ಅದೊಂದ್ ಇರತ್ತೆ. ಅದಾದ ನಂತರ ನಂತರ ಬರ್ಣಿ ಹಾಕಿ ಇಡುವಂತದ್ದು, ಮಿಡಿ ಹಾಕಿ ಇಡುದು. ಆಗಳಿಗೆ ಪ್ರತಿ ಮನೆಗೆ ಉಪ್ಪಿನ ಉಪ್ಪಿನಕಾಯಿ ಇಲ್ದಿದ್ ಮನೆ ಇಲ್ಲ, ಈಗ ಉಪ್ಪಿನಕಾಯಿ ಏನ್ ಬೇಕಾದ್ರೆ ಅಂಗಡಿಯವ್ರಿ ಬೇಕಾದ ನಮ್ನೆ ಉಪ್ಪಿನಕಾಯಿ ಸಿಕ್ಕತ್ತೆ. ಈಗ
5: ಬಗೆ ಬಗೆ ಫ್ಲೇವರ್ದು
4: ಯಾವ ನಮ್ನೆ ಬೇಕು ನಿಮ್ಗೆ, ಎತ್ತು ಉಪ್ಪಿನಕಾಯಿ ಬೇಕಾ ಆಯ್ತು. ಮಿಡಿ ಉಪ್ಪಿನಕಾಯಿ ಬೇಕಾ,
5: ಗಾರ್ಲಿಕ್ ಬೇಕಾ, ಅನಿಯನ್ ಬೇಕಾ,
4: ಯಾವ್ಯಾವ
5: ಬೇಕಾ, ಆಮ್ಲ ಬೇಕಾ, ಎಲ್ಲ ಸಿಕ್ಕತ್ತೆ.
4: ಹೆಚ್ಚಪ್ಪೆ ಮನೆ ಬದಿ ಏನು ಮಾಡುತ್ತ ಪತ್ರ ಇಲ್ಲ ಈಗ. ಮತ್ತೆ ಸಾಗುಳಿ ಮನೆ, ಸಾಗುಳಿ ಮತ್ತೆ ಸಾಗುಳಿ ಶುರು ಅದೊಂದು ಆಗಲೇ ಹೇಳಕ್ಕಿತ್ ನಾನು. ಒಂದು ಸಾಗುಳಿ ಶುರು ಹಾಕರ್ ಮೊದಲು ಒಂದು ಆಚಾರಿ ಮನೆ ಹೋಗಿ ಆ ನೇಲ್ ಹಿಡ್ಕೊಂಡು ಆ ಆಚಾರ್ಯ ಕರ್ಸಿ ಮರದ ನೇಲೆಲ್ಲ ಎಲ್ಲ ದೊಡ್ಡ ಮರ ಕಡ್ದು ಅದ್ರಂಗ ನೇಲ್ ಅದ್ರಂಗ ಕಿತ್ತಿ ಅದಕ್ಕೆ ನೇಲ್ ಬೇರೆ ಹೀಸ್ ಬೇರೆ ನೊಗ ಬೇರೆ ಆಮೇಲೆ ಮೇಳಿ ಬೇರೆ ಕುದುರೆ ಬೇರೆ. ಈ ಕುದುರೆ ಅಂದ್ರೆ ಎಂತಂದು ಗೊತ್ತಿಲ್ಲ, ಕೈ ಹಿಡ್ಕೊಂಡು ಕುದುರೆ ಆಮೇಲೆ ಹೀಸ್ ಆಮೇಲೆ ಗೋರಿ ಬೇರೆ ತರತರದಲ್ಲ. ಒಂದು ನಟ್ಟಿಗೆ ಬೇಕಾಗುದು ಒಂದು ಒಟ್ಟು ಹಾಕುದು ಎಲ್ಲ ಬಿಟ್ಟು ಆ ನೊಗಕ್ಕೆ ನೊಗಕ್ಕೆ ಜೊತ್ಕ ಬೇರೆ
5: ಜೊತ್ಕ
4: ಜೊತ್ಕ ಅಂದ್ರೆ ಹಿಂಗ ಇದ್ರ ಹಗ್ಗದ ಲೇಸ್ ಕಣಂಗ
5: ಗೊತ್ತಾಯ್ತು ಗೊತ್ತಾಯ್ತು
4: ನ್ಯಾಯವಾದ ಲೇಸ್ ಅನ್ನತ್ತಲ್ಲ ಅದೇ ಈಗ ಬಟ್ ಅದ ನಾವ್ ಅದಕ್ಕೆ ಜೊತ್ಕ ಅಂತತ್ತ ತುಂಬಾ ಲೈಕ್ ಎರಡು ಎರಡು ಎರಡು ಅದು ಸಾಮಾನ್ಯರು ಮಾಡಕ್ ಆತಲ್ಲ ಅದು ಸುಮಾರ್ದಾರ ಸಾಧ್ಯ ಇಲ್ಲ. ಒಂದೇ ಸಾಹೇಬ್ರೆ ಮಾಡಕ ಅಥವಾ ಪಾಣಾರೆ ಮಾಡ್ಕಾರನ ಪಾಣಾರದ ಪಾಣಾರದ ಮತ್ತೆ ಸಾಹೇಬ್ರ ವ್ಯತ್ಯಾಸ ಇತ್ತು. ಪಾಣಾರ ಕೊಡೆ ಸಾಹೇಬ್ರ ಕೊಡೆ ಅಂದಿತ್ತು ನೀವು ಕಂಡ್ರು ಇಲ್ಲ ಕೇಳಲು ಇಲ್ಲ. ಓಲಿ ಕೊಡೆ ಅದು ಶಾಲೆ ಹಬ್ಬದ ನಮ್ಗೆಲ್ಲ ಓಲಿ ಕೊಡೆ. ಓಲಿ ಕೊಡೆಲ್ಲ ಎರಡ್ ನಮ್ನೆ ಸಾಹೇಬ್ರ ಮಾಡೋದು ಸಿಂಪಲ್ ಇರುತ್ತೆ ಡಲ್ ಒಳಗೆ. ಪಾಣಾರ ಮಾಡೋದು ಒಳಗೆ ಡಿಸೈನ್ ಡಿಸೈನ್ ಡಿಸೈನ್ ಡಿಸೈನ್ ಇರುತ್ತೆ ಒಳಗೆ ಕಂಡ್ರೆ ಅಷ್ಟು ಚಂದ ತೋರತ್ತೆ. ಫಿನಿಶಿಂಗ್ ಹಾಗೆ ರೇಟ್ ಹಂಗೆ ಇದಕ್ಕೆ ಒಂದ್ ರೂಪಾಯಿ ಆರ ಅದಕ್ಕೆ ಎರಡು ರೂಪಾಯಿ ಒಂದು ಕೊಡಿಗೆ. ಮತ್ತೆ ಮಸ್ತ್ ದೊಡ್ಡವರೆಲ್ಲ ಅರಿವಿ ಕೊಡಿ ತತ್ತಿದ್ರು ಅದಕ್ಕೆ ಅರಿವಿ ಕೊಡಿ ಅಂತ ಹೇಳ ಸರ್. ಓಲಿ ಕೊಡೆ ಅರಿವಿ ಕೊಡೆ ಓಲಿ ಕೊಡೆಗೆ ಪಾಣಾರ ಕೊಡೆ ಮತ್ತೆ ಸಾಹೇಬ್ರ ಕೊಡೆ ಅಂತ ಹೇಳಿ ಕೊಡೆ ತುಂಬಾ ಚೀಪ್ ಅದು ಕೊಡಿ ಅದೆಲ್ಲ ಆಗಿನ ಕಾಲದಲ್ಲಿ ಉಪಯೋಗಿಸ್ತಿತ್ತು. ಈಗ ಬಿಡದೆ ಯಾವ್ದು ಬೇಕಾಗ್ತಿಲ್ಲ ಕೊಡಿ ಕೊಡಿ ಹಿಡ್ಕೊಂಡು ಹಪ್ಪದೆ ಒಂದು ಮರ್ಯಾದೆ ಕೇಡ ಅಂತ ಈಗ ಎಲ್ಲ ಅನುಕೂಲ ತಯಾರಿದ್ರೆ ಕೊಡಿ ಹಿಡ್ಕೊಂಡು ಹಪ್ಪತ್ತಾ ಇರಲ್ಲ ಇನ್ನು ಮಕ್ಕಳು. ಈಗಿನ ಇನ್ನ ಶಬ್ದದ ಬಗ್ಗೆ ಕಷ್ಟ
5: ಅಲ್ಲ. ಶಬ್ದಕ್ಕಿಂತ ಮುಂಚೆ ನಮ್ಮ ಎಲ್ಲರ ಮನೆ ಅಂದ್ರೆ ಒಂದ್ ಮನೆ ಇದ್ ಮೇಲೆ ಅಲ್ಲೊಂದು ತೆಂಗಿನ ಮರ ಒಂದಲ್ಲ ಒಂದಾರು ಇರ್ಕೆ
4: ತೆಂಗಿನ ಮರ ಅದು ಕಲ್ಪವೃಕ್ಷವೇ ಹೌದು ನಿಜವಾಗಿ. ಆ ಮರ ಇವತ್ತಿಗೆ ತೆಂಗಿನ ಮರ ನಟ್ಟರು ಅದರ ಸಂಪತ್ತು ಎಷ್ಟೊಂದು ಅವರಿಗೆ ಗೊತ್ತು, ಅದರಿಂದ ಆಗೋ ಉಪಯೋಗ ಎಷ್ಟೊಂದು ಅವರಿಗೆ ಗೊತ್ತು. ಹಿಂದೆ ಮಾತ್ರ ತೆಂಗಿನ ಮರದಿಂದ ಸರ್ವ ಅದರ ಎಲ್ಲಾ ಭಾಗಗಳು ಕೂಡ ಎಲ್ಲ ಪ್ರತಿಯೊಬ್ಬರಿಗೂ ಅಗತ್ಯ ಪ್ರತಿನಿತ್ಯಕ್ಕೂ ಬೇಕಾಗುವಂತ ವಸ್ತುಗಳು ಅದರಲ್ಲಿ ಇತ್ತು. ಒಂದ್ ಮಡ್ಲು, ಅದ್ರ ಓಲಿ, ಅದ್ರ ಕಡ್ಡಿ, ಆಮೇಲೆ ಕಡ್ಡಿಯಿಂದ ಮಾಡೋದು ಬಗೆ ಬಗೆ ಎಲ್ಲ ವಿಚಾರಗಳೆಲ್ಲ. ಆಮೇಲೆ ಹಿಡಿಸುಡಿ, ಅದಕ್ಕೆ ಹೆಡಿ, ಅದಕ್ಕೆ ಕಡ್ಡಿ, ಅದಕ್ಕೆ ಓಲೆ, ಹಿಡಿಸುಡಿ, ಆಮೇಲೆ ಚಾಂಪರ್ಕಿ, ಚಾಂಪರ್ಕಿ ಬೇರೆ. ಮಡ್ಲು ಇಲ್ದಿ ಮನೆಗೆ ಮಡ್ಲು ಇಲ್ದಿರ ಸಾಧ್ಯವೇ ಇಲ್ಲ. ಗಿಡ್ಕಿಗೆ ಮಡ್ಲು ಬೇಕು, ಚಪ್ರಕ್ಕೆ ಮಡ್ಲು ಬೇಕು, ಮನೆಗೆ ಮಳೆ ಬರದಿದ್ದಂಗೆ ಮಡ್ಲು ಬೇಕು, ಪ್ರತಿಯೊಂದು ಮಳೆ ಮಾಡಬೇಕು. ಇದೆಯಾ ಮಳೆ ಮಾಡುವ ಇಲ್ಲ, ಈಗ ಇದು ಇಲ್ಲ, ಗಿಡ್ಕಿಯೂ ಇಲ್ಲ, ತೊಟ್ಟಿಯೂ ಇಲ್ಲ, ಎಂತದಿಲ್ಲ, ಎಲ್ಲ ಬಿಟ್ಟು ಇಲ್ಲಿ ನಾವು ಇದಿಲ್ಲಿಂದ ಹೊಳೆ ದಾಟ್ಕೊಂಡು ಆ ಕಾಲ್ದಂಗೆ ಆನೆಗಳಿ ಹೋರೆ ಆ ಮನೆಯ ಅವರಿಗೆ ಬರೀ ರಕ್ಷಣೆ ಮಡ್ಲಲ್ದಿರ ಅವ್ರ ಅವ್ರ ಮನೆ ರಕ್ಷಣೆ ಮಾಡೋಕೆ ಸಾಧ್ಯ ಇಲ್ಲ. ಆ ಪಾಟಿ ಮಳೆ ಹೊಡೋತ್ತಿಗೆ ಇಡೀ ಗೋಡಿ ಆಗೆಲ್ಲ ಎಲ್ಲ ಕಲ್ ಗೋಡಿ ಇತ್ತೆ ಮಣ್ಣು ಗೋಡಿಗೆ ರಕ್ಷಣೆಯೇ ಈ ನಿಮ್ದು ಮಡ್ಲು ತಟ್ಟು ಮಡ್ಲು ತಟ್ಟಿ ಅಂತ ಹೇಳಕ್ಕೆ. ಮತ್ತೆ ಪ್ರತಿ ಮದಿ ಮನೆಗೆ ನೀವು ಇವತ್ತಿಗೂ ನಮ್ಮ ಎಂತ ಹೇಳ್ತಾರೆ ನಾಗ ಮಂಡ್ಲಕ್ಕೆ ಅದು ಒಂದು ಅಲ್ಲಿ ಮಾತ್ರ ನಮ್ಗೀಗ ಮಡ್ಲು ಕಂಬ ಸಿಕ್ಕತ್ತೆ. ಅಲ್ಲಿ ಮಾತ್ರ
5: ಮಡ್ಲಿನ ಚಪ್ರ
4: ಮೊದ್ಲ ಶ್ರೇಷ್ಠ ಅಂತ ಕಾಣುತ್ತೆ ಅವ್ರಿಗೆ, ಅದೇ ಅಗತ್ಯ ಇತ್ತು ಅಂತ ಕಾಣುತ್ತೆ. ಅದಿಲ್ಲ ಈಗ ಕೊಕ್ಕರಣೆ ಬದಿ ಮಾತ್ರ ಬಹಳಷ್ಟು ಅದನ್ನ ಮಾಡ್ತಾರೆ. ಕುಡಿಬೇರ ಅದನ್ನ ಬಹಳ ಸಂಗ್ರಹಿಸ್ತಾ ಬಿಟ್ರೆ ಈಗ ಮತ್ತೆಲ್ಲೂ ನಿಮ್ದು ಈ ಮಡ್ಲಿಗೆ ಇಡ್ಲಿ ಕಾಂಬಕ್ಕೆ ಸಿಕ್ಕುವುದಿಲ್ಲ. ನಾಗರಪಂಚಮಿ ಮಾತ್ರ ಕಾಂಬ ಸಿಕ್ಕತ್ತೆ
5: ಕೊನಲ್ಗಿ.
4: ಆಮೇಲೆ ಅದಕ್ಕೆ ಕೊನಲ್ಗಿ ಬೇರೆ, ಅದ್ರ ಕಾಯಿ ಹಿಡಿತಲ್ಲ ಅದಕ್ಕೆ
5: ಹೊಟ್ಕೊನಿ ಚಟ್ಕೊನಿ
4: ಕೊನಲ್ಗಿ ಕೊನಲ್ಗಿ ಅಂತಾರೆ. ಕೊನಲ್ಗಿ ಅದ್ ನಮ್ದು ಹೇಳ ಆಡದ್ದೇ ಭಾಷೆ ಆಡದ್ದೇ ಮಾತು ಅದಕ್ಕೆ. ಅದಕ್ಕೆ ಚೌರಿ ಅಂತರು. ಆಮೇಲೆ ಕೊನಲ್ಗಿ ಬೇರೆ. ಮತ್ ಅದ್ರಂಗೆ ಮತ್ತ ಇನ್ನೊಂದ್ ವಿಶೇಷ ಇತ್ತು, ಸಿರಿ ಓಲಿ ತೆಗ್ದು ನಮ್ದು ಇದು ಕೊಟ್ಟು ಕಾಣರಾಟ ಬೇರೆ ಆಯ್ತಲ್ಲ ನಮ್ಗೆ ಚಂತಿಗೆ ಕಟ್ಟು
5: ಸಿರಿ ಓಲಿ. ಹೌದು
4: ಸಿರಿ ಓಲಿ ಬೇಕಾದ್ದು ಪಾಣರಾಟಕ್ಕೂ ಸಿರಿ ಓಲಿ ಬೇಕಾಗ್ತಪ್ಪ. ಆದ್ರಿಂದ ಅದ್ರಲ್ಲಿ ನಿಜವಾಗಿ ಕಲ್ಪವೃಕ್ಷ ಅಂತ ಹೇಳೋದಕ್ಕೆ ಎರಡು ಮಾತಿಲ್ಲ. ಅದ್ರಂಗೆ ಹಂಗ ಒಪ್ಕೊಯಿ ತೆಂಗಿನ ಮರದ ಉಪಯೋಗ ಬಹಳ ಇತ್ತು. ಒಂದ್ ಕಾಲದಂಗೆ ಒಂದು ತೆಂಗಿನ ಮರ ಬಿದ್ರೆ ಅದನ್ನ ಚಂದ ಮಾಡಿ ಹಾಳಿಸಿ ರೀಪು ಓದೆ ಪಕ್ಕಾಸಿ ಓದೆ ಜಂತಿ ಓದೆ ಎಲ್ಲ ಇಲ್ಲ. ಕೆಲವರು ಅತ್ಯಂತ ಹಳೆ ಮರ ಇದ್ರೆ ಸಿಪ್ಪೆ ತೆಗೆದು ಚಂದ ಮಾಡಿ ಪಾಲಿಶ್ ಮಾಡಿ ಕಂಬ ಕೂಡ ಮಾಡ್ಕೊಂಡಿದ್ದ ಮನೆಗಳು ಎಷ್ಟೋ ಅದರಂಗೆ ಇಟ್ಕೊಂಡಿರಿ. ಕಂಬ ಚಂದ ಅಷ್ಟು ಲಾಯಕ್ ಮಾಡ್ತಾರೆ ಪಾಲಿಶ್ ಮಾಡಿ. ಚೀಂಕ್ ಅಂತ ಇರುವುದಿಲ್ಲ, ಹೇಗಿನ ಮಾತ್ರ ಜಾಗ್ರತೆ ಮಾಡಿ ಇದು ಮಾಡ್ರೆ ಪಾಲಿಶ್ ಮಾಡಿ ರಬ್ ಮಾಡಿ ನಮ್ಮ ಆಚಾರಗಳ ಹತ್ರ ಕೊಟ್ಟರೆ ತುಂಬಾ ಲಾಯಕ್ ಮಾಡಿ ಕಂಬ ಕೂಡ ಮಾಡಿದೈತೆ. ಹಂಗಪ್ಪಗೆ ತೆಂಗಿನ ಮರದ ವಿವಿಧ ಭಾಗಗಳಿರೋ ಎಲ್ಲ ಪ್ರತಿಯೊಂದು ವಸ್ತುಗಳು ಮೊಡ್ಲು ಚಾಂಪರ್ಕಿ ಆಮೇಲೆ ಕೊಂತಳಕಿ ಹೆಡಿಮಂಡಿ ಮತ್ತೆ ತೆಂಗಿನ ಮರ
5: ಹೆಡಿಮಂಡಿ ಅಂದ್ಕೂ ನೆನಪಾಯ್ತು ಕಣೆ ಮಕ್ಕಳ ಕ್ರಿಕೆಟ್ ಆಡೋದ್ರಿಂದ ಹಿಡಿದು ಎಲ್ಲದಕ್ಕೂ ಹೆಡಿಮಂಡಿ ಬೇಕು.
4: ಎಲ್ಲ ಬಿಡೋದ್ರ ಕೂಕಣ್ಣ ಎಳ್ಕೊಂಡಪ್ಪ ಸ್ಟೈಲ್
5: ಲಾಯಕ್
4: ದೊಡ್ಡ ಮಾಡ್ಕೊಂಡೆ ಗಂಡು ಒಂದ್ ಗಂಡು ಗಟ್ಟಿ ಕೂಕೊಂಡ್ರೆ ಮತ್ತೆ ಉಳಿದ ಎಳ್ಕೊಂಡಪ್ಪದಿತ್ತು.
5: ಹೌದು
4: ಅದೊಂದು ಇದೆ ಪ್ರತಿಯೊಂದು ಹಾಗೆ. ಆಮೇಲೆ ಓಲಿ ಮಡ್ಲ ಮತ್ತೆ ಇದು ನಿಮ್ದು ಕಸ್ಬರಿಕೆಗೆ ಹಿಡಿಸೋಡು ಎಷ್ಟು ಹಿಡಿಸು ಎಷ್ಟು ಲಾಯಕ್
5: ಓಲಿ ಒಯ್ಯುದು
4: ಓಲಿ ಒಯ್ದು ಇದು ಮಾಡುದು. ಈಗ ಮತ್ತೊಂದು ಕೆಲವರು ಕೊಳಸಿ ಎಲ್ಲ ತತ್ರ ಬಟ್ ಅದೆಲ್ಲ ಹಸಿ ಓಲಿ ಕಡದ ಮಡ್ಲಿ ಯಾವ್ದಕ್ಕೋಸ್ಕರ ಬರೇ ಹಿಡಿಸುಡಿಗೋಸ್ಕರ ಮಡ್ಲಿ ಕಡದ ಹಾಕಿ ಕಾಯಿ ಕೊಯ್ಯೋನ ಹತ್ರ ಬಂದವನ ಹತ್ರ ಕಾಯಿ ಕೊಯ್ದು ಹಾಕ್ತಾಳು.
5: ಆಗೆಲ್ಲ ಕಾಯಿ ಕೊಯ್ಯಕ್ಕೂ ಜನ ಬತ್ತಿದ್ರ
4: ಆಗೆಲ್ಲ ಕಾಯಿ ಕೊಯ್ದು ಬತ್ತಿದ್ರ ದೊಡ್ಡ ದೊಡ್ಡ ತೋಟ ಇದ್ದಾರೆ ಅವ್ರಿಗೆ ಹೇಗಂತ ಹೇಳ್ರೆ 100 ಕಾಯಿಗೆ ಇಂತಿಷ್ಟು ಕಾಯಿ ಅವ್ರಿಗೆ ಅಂತ
5: ಕಾಯಿಗೆ ಕಾಯಿಯೇ ಕೊಡುದು
4: ಕಾಯಿ ಕಾಯಿ ಅವನಿಗೆ ಅದಕ್ಕೆ ಆ ಕಾಯಿ ಹೆಸರಂತ ಗೊತ್ತ ಕೊಯ್ಲ್ ಕಾಯಿ ಅಂತ ಹೆಸರು ಅವನಿಗೆ ಯಾವ ಮರದ ದೊಡ್ಡ ಕಾಯಿ ಅಂತ ಗೊತ್ತಿರುತ್ತೆ. ಹ್ಯಾಂಗ ಗೊತ್ತಾತ್ಕೊಂಡ ತೀರ್ಕೊಂಡು ಕೊಡದ್ರ ಸೈ ಪಟ್ಟ ತಾಗ್ರೆ ದೊಡ್ಡ ಕಾಯಿ ಅಂತ ಅರ್ಥ.
5: ತಾಗ್ಲಿಲ್ಲ ಅಂದ್ರೆ
4: ಒಳಗೆ ಮತ್ತು
5: ಸುಂಬು ಸುಂಬಲ ಸುಮಾರು ಇತ್ತು ಅಂತ ಅರ್ಥ.
4: ಮತ್ತೆ ಒಂದೆರಡು ಸೋಲ್ತಕಂತಾರ ಅವ್ರು ಅವ್ರು ಸೆಲೆಕ್ಟ್ ಮಾಡಿ ಯಾವ ಮರದ ಎಂಟ್ಕೊಂಡು ಹಿಕ್ಕಿ ತಕೊಂಡೋಗಿ ಅವ್ರೆ ಇಟ್ಕೊಂಡು ಹತ್ರ ಕೊಯ್ಲ್ ಕಾಯಿ ಅದಕ್ಕೆ ಭಯಂಕರ ಡಿಮಾಂಡ್ ಅವನ ಕಾಯಿ ದಾರಿ ಮೇಲೆ ಹಾಪತಿ ಅಲ್ಲೇ ಮರ ಕಾಯಿ ಎಲ್ಲ ಮತ್ತೆ ಆಗಳಿಗೆಲ್ಲ ತೆಂಗಿನ ಮರ ತೆಂಗಿನಕಾಯಿ ಅದೇ ಒಂದು ಸಂಪತ್ತು ಅಲ್ಲ. ಎಷ್ಟೋ ಕರಾವಳಿ ಕರಾವಳಿಲೇ ನಮ್ ಕರಾವಳಿಗೆ ಅದೇ ಮೂಡ್ಲೈನವರಿಗೆ ಅದ್ರ ಅಡ್ರೆಸ್ ಎಲ್ಲ ಈಗ ಕೂಡ ಮೂಡ್ಲೈ ಕೊಡಿ ತೆಂಗಿನ ಮರ ಎಲ್ಲ ಹಾಕ್ತಿರ್ ಬಿಡಿ ಮಾಡ್ತಾರೆ. ಮತ್ತೆ ಆಮೇಲೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಅಡಿಕೆ ಇದ್ದಾರೆ ಅಡಿಕೆ ಮರ ಅದು ಬಹಳ ಕಮ್ಮಿ. ಈಗ ಇತ್ತೀಚೆಗೆ ಬಂದ್ರೆ ಅಡಿಕೆ ಸಿಕ್ಕಾಪಟ್ಟಿ ತೋಟ ಹೆಚ್ಚಾಯ್ತು. ನಮ್ ಮೂಡ್ಲೈ ಇಳ್ಕೊಂಡ್ರು ಗುಡ್ಡೆ ಮೇಲೆಲ್ಲ ಇವರಿಗೆ ಸರ್ಕಾರದ ಭೂಮಿ ಇಲ್ದಾರೆ ಕೊಡ್ತಿರಲ್ಲ ಅವರೆಲ್ಲ ಅಲ್ಲೇ ಅಡಿಕೆ ತೋಟ ಮಾಡ್ಕೊಂಡಿದ್ದಾರೆ. ಎಲ್ಲ ಇಳ್ಕೊಂಡು ನಾನು ಹೋಯ್ಕಂತೆ ನಮ್ಮ ಊರಲ್ಲಿ ನಾನು ಎಣಿಸ್ತಿದ್ದ ಕಡೆ ಎಲ್ಲ ಅಲ್ಲಿ ಮಂಸ ಜಾತಿ ವಾಪಸ್ ಆದ್ಯಲ್ಲ ಅವರಿಗೆಲ್ಲ 10 ಸೆಂಟ್ಸ್ 5 ಸೆಂಟ್ಸ್ ಎಲ್ಲ ಕೊಟ್ಟು ಅವರೆಲ್ಲ ಅಡಿಕೆ ತೋಟ ಸಿಕ್ಕಾಪಟ್ಟೆ ಅಡಿಕೆ ಮಾಡ್ಕೊಂಡಿದ್ರು. ಹೊಸ್ಲು ಕಾರ್ ತಿಂಗಳು ಹಾಂಗೆ ಆಸಡಿ ಮುಗುಕ್ಕು ಬಪ್ಪು ಸ್ವಾಣಿ ಸ್ವಾಣಿ ಬಂದ್ರು ಕೂಡ ಎಲ್ಲ ಚುರುಕಾತ್ರ ಹಬ್ಬ ನಾಗರ ಪಂಚಮಿಯಿಂದ ಶುರು ಆರಿತ್ತೆ ಅದಕ್ಕೆ ಅಂತ ಹೂ ಅಂತ ಕ್ಯಾದಿ ಹೂ ಕಾಮ ಕ್ಯಾದಿ ಹೂಟ್ಗೆ ಎಲ್ಲ ಕೆರಿ ಬದಿಯೋ ಅದೆಲ್ಲ ಅಪ್ಪ ಕ್ಯಾದಿ ಹೂ ಎಲ್ಲ ಕೆರಿ ಬದಿ
5: ಕೆರಿಬದಿ ಅದ ಗಿಡದೇಸ ಅಂತ
4: ಮುಂಡ್ಕನ್ ಗಿಡ ಅಂತ ಚಾಪಿ ಎಲ್ಲ ಆಗಳಿಗೆಲ್ಲ ಇದು ಮಾಡ್ತಿದ್ದೆ ಅದ್ರಂಗೆ ಕೆಲವೆಲ್ಲ ಕ್ಯಾದಿ ಹೂ ಆತ ಆ ಕ್ಯಾದಿ ಹೂ ಸಂಪಾದನೆ ಮಾಡ್ಕೊಂಡು ಬಪ್ಪದೇ ಕಾಣಕ್ಕೆ ಅದು ಒಟ್ಟು ಮಾಡೋದೇ ಒಂದು ಕೆಲಸ ಮಾಡ್ಕೊಂಡು ಮತ್ತೆ ಕಡೆ ಬೇರೆ ಹೂ ಬಿಡಿ ಹಂಗ ಬಿದ್ದದ್ದೆ ಆಗಾಗಲೇ ಈಗಿನ ಕಣ ಮಾರ್ಕೆಟಿಂಗ್ ಇತ್ತು ಹೂ ಒಂದು ಸಿಗ್ತಿರ್ಲಿಲ್ಲ ಏನಿದ್ರೆ ಕ್ಯಾದಿ ಹೂ ಮತ್ತೆ ಎಲ್ಲ ಮನೆ ಬಂದು ದಾಸನ ಹೋಗಿದ್ದೆ ತಗೊಂಡೋಯ್ತು. ಬಟ್ರಿ ಒಂದು ಡಿಮಾಂಡ್ ಅಂದ್ರೆ ಒಂದು ಬಟ್ರ್ ಎಲ್ಕೊಂಡು ಅವ್ರವ್ರಿಗೆ ಅವ್ರವ್ರದೇ ಆದಂತ ಒಂದು ಇದಿತ್ತು ನಾಗಿನ ಕಲ್ಲಿತ್ತು ಅಥವಾ ನಾಗಿನ ಮನೆ ಇರತ್ತೆ ಅವ್ರಿಗೆ ಪೂಜೆ ಆಯ್ಕೆ ಬಟ್ರಿ ಇಪ್ಪದು ಲಿಮಿಟೆಡ್ ಎಂತ ಮಾಡ್ಬೇಕಾಗ್ತ ಬಟ್ ಅಲ್ಲಿಗೆ ಅವೆಲ್ಲ ಕಾಯಿ ತಗೊಂಡ್ಬಂದ್ ಇವುಗಳು ಅದಕ್ಕಿಂತ ಹೆಚ್ಚಾಯ್ತು ಈಗ ಮಾತ್ರ ಆಗ ಇಷ್ಟಿರ್ಲಿಲ್ಲ. ಈಗ ನಂಬರ್ ನಾಗಿನ ನಂಬರ್ ಭಯಂಕರ ಜನ ನಾವು ಕಂತಲ್ಲ ನಾಗಪಂಚಮಿಗೆ ಕಾಣ್ಬೋದು. ನಾನು ಒಂದು ದಿವಸ ನಾನೇ ಹೋಯ್ಕಾಯ್ತು ಅಂತ ನನ್ ಜೀವ ತಾರಿ ಜನ ಕಂಡ್ಕೊಂಡು ರಾಮ್ ಈ ಪಟ್ಟಿ ಜನ ಬಂದ ಇಲ್ಲಿದ್ರಲ್ಲ ಅಂದಳು. ಆಗಳಿಗೆಲ್ಲ ಆಗಿನ ನಾಗರ ಪಂಚಮಿ ಹಾಗಲ್ಲ ಲಿಮಿಟೆಡ್ ಇರುತ್ತೆ. ಆಮೇಲೆ ಒಂದು ನಿತ್ಕೊಂಡ ಭಟ್ರದೊಂದು ಪೂಜೆ ಮಾಡಿ ನಾಗಿನ ಕಲ್ಲಿ ನೀರ್ ಹಾಕಿ ಮತ್ತೊಂದು ಏನಂದ್ರೆ ನಾಗಿನ ನಾಗರ ಪಂಚಮಿ ದಿವಸ ಸಾಯಂಕಾಲ ಒಂದು ಜೀರಾಪತಿ ಮಳೆ ಬರ್ಕೇಳಿ ಒಂದು ಇದಪ್ಪ ಅಂದಾಜಿ ಒಂದು ಮತ್ತೆ ಆ ನಾಗಿನ ಕಲ್ ತೊಳೆದ ನೀರ ಸಮುದ್ರಕ್ಕೆ ಸೇರ್ಕೊಳ್ಳಿ ಒಂದು ಇದು
5: ಪ್ರತೀತಿ
4: ಅದೊಂದು ಈತಾಗಳಿಗೆಲ್ಲ ಅಡಿ ನಾಗನ ಇದ್ರೆ ತಕೊಂಡ್ ಬತ್ತು ಒಂದ್ ಕಡೆ ಅವರಿಗೆ ಒಂದ್ ಕಡೆ ನಮ್ಗೆ ಬಟ್ರಿ ಒಂದ್ ಕಡೆ ನಮ್ಗೊಂದ್ ಕಡೆ ತಕೊಂಡ್ ಮತ್ತೆ ನಾಗರ ಪಂಚಮಿ ಅಷ್ಟೇ ಮತ್ತೆ ಅಲ್ಲ ನಾಗರ ತನು ಹಾಕದ್ ಬಿಟ್ಟು ಮನೆಗ್ ಮಾತ್ರ ಅರ್ಶಿನ ಎಲೆ ಕಡಬ್ ಅದೊಂದು ಆಯ್ಕೆ ಆ ದಿವಸ ಒಂದು ಆಗಳಿಗೆಲ್ಲ ಮನೆ ಮನೆಗೆಲ್ಲ ಅರ್ಶಿನ ಎಲೆ ಬೆಳೀತಿದ್ರು. ಈಗ ಅಲ್ಲ ಪ್ಯಾಟಿಂಗ್ ಒಂದು ಇದು ಹತ್ತಿರತ್ತೆ ಅದಕ್ಕೆ 25-50 ರೂಪಾಯಿ ಕೊಟ್ಟು ತಗೊಂಡು ಒಂದ್ ಎಲೆಗೆ 2-3 ರೂಪಾಯಿ ಬಿದ್ದಂಗೆ ಬೆಳ್ತು
5: ಒಂದೊಂದು
4: ಹಿಟ್ ಅದಕ್ಕೆ ರವಿ ಅಲ್ಲ ಅಕ್ಕಿ ರವೆ ಅಂತರು ಅಕ್ಕಿ ರವೆ ತಂದಾಗ ಬಟ್ ಇದೈತ ನಮ್ದು ಹಸಿನ ಎಲೆ ಕಡಬು ಆ ದಿವಸ ಆಯ್ಕೆ ಅದೊಂದು. ನೆಕ್ಸ್ಟ್ ಇದು ಹರ್ಕೊಳ್ಳಿ ಮತ್ತೆ ಬಪ್ಪದು ಸೋನೆರ್ತಿ ಸೋನೆರ್ತಿ ಕೆಲವರದ್ದು ದೇವಸ್ಥಾನ ತಿಂಗಳಗಟ್ಟಲೆ ಇರುತ್ತೆ ಆಸಿ ಸುತ್ತ ಇದ್ದ ಮನೆ ಮಕ್ಕಳಿಗೆಲ್ಲ ಅದೊಂದ್ ಯಾರ್ದೋ ಒಂದ್ ಸೋಣಾರ್ತಿ ಇತ್ತು ಅಲ್ಲೊಂದು ಪಂಚಗಜ್ಜಿ ಸಿಕ್ಕಿ ಎಲ್ಲ ಕಾಯುದಿತ್ತು ಆ ಸೋಣಾರ್ತಿ ಅಪ್ಪಲರಡ್ ಐಂಡೇ ಗಂಟೆ ಅಪ್ಪಲರಿ ಕಾದ ಪಂಚಕ ಹಿಟ್ಕೊಂಡು ಆ ಮನೆ ಓಡೋದಿತ್ತು ಅಲ್ಲಿ ಪಂಚಗಜ್ಜಿದ ಒಂದು ಆಸೆ ಒಂದಿದೆ. ಆ ಪಂಚಗಜ್ಜೆಯೇ ಒಂದು ಶ್ರೇಷ್ಠ ಆಯ್ಕೊಂಡಿತ್ತು ಆ ಖುಷಿಯೇ ಬೇರೆ ಆಯ್ತು ಸೋಣಾರ್ತಿ ಆಯ್ತು ಮತ್ತೆ ನೆಕ್ಸ್ಟ್ ಅದು ಕಳೆದ್ರ ಮೇಲೆ ಮತ್ತೆ ಬಪ್ಪದ ಹಬ್ಬ ಅದಕ್ಕೆ ದೀಪ ಮತ್ತೆ ಹಬ್ಬ ಈಗ ನಾವೀಗ ಈಗ ಕಾಯ್ದದನ್ನೆಲ್ಲ ಈಗ ಇನ್ನೊಂದು ಹತ್ತ ಹನ್ನೊಂದು ಕಾಲದ ಕೂಡ ಸೋಣೆ ತಿಂಗಳು ಬರ್ತತ್ತೆ. ಸೋಣೆ ತಿಂಗಳ ಫಸ್ಟ್ ಹಬ್ಬದ ಇದು ಹೊಸಲಜ್ಜಿ ಒಂದು ಬರ್ತತ್ತೆ. ಕೆಲವರು ಬೇಗ ಮಾಡ್ತಾರೆ, ದಿನ ಹೊಸಲಜ್ಜಿ ಹಾಕರ್ ಮೊದ್ಲ ಹೊರಳಿ ತಕೊಂಡ್ ಮನೆ ಹೊರಳಿ ತಕೊಂಡ್ ಮನೆ ಶುರು ಆಯ್ತು ಗಲಾಟೆ. ಹೊರಳಿ ತಕೊಂಡ್ ಬಂದು ಅಲ್ಲ ಕೊಳುವ ಹಾಕೋದು, ಅಳಗಿಡಿ ಹಾಕಿ ಕೊಳುವ ಅದನ್ನ ಅಳಗೆ ಮುಚ್ಚೋದಕ್ಕೆ, ಮತ್ತೆ ಅದಕ್ಕೆ ಬರೋಕೆ ಇದ್ ಮಾಡೋಕೆ ಹೂ ಅಂತ ಸಿಕ್ಕುದಿಲ್ಲ. ಆಗ
5: ಇದು ನಮ್ಮ ಮನೆಗೆಲ್ಲ ಅದು ಹೀರಿ ಹೂ ಅರಿಶಿನ ಬಣ್ಣದ, ಯಾಕಂದ್ರೆ ಒಂಚೂರು ಹೀರಿ ಬಳ್ಳಂಗಿ ಇರ್ತಿತ್ತು, ಮತ್ತೆ ಸ್ವಾಣಿ ಹೂ ಅದೆಲ್ಲ ಹಾಕ್ತಿದ್ದೀರಪ್ಪ?
4: ಹಾ, ಸ್ವಾಣಿ ಹೂವು ಮತ್ತೆ ಕೊಳುವಗ ಅಂತ ಹೇಳ್ತಾರೆ. ಇದಿತ್ ಕಣಿ ಹುರುಳಿನ ನೆನೆಸಿ ಒಂದಿಷ್ಟು ದೊಡ್ಡ ಇದಕ್ಕೆ ಹಾಕೋದು, ಒಂದು ಅಳಗೆ ಮುಚ್ಚಿ ಇಡುದು. ಒಂದು ಯಾವ್ದ್ರ ದಿವಸ ಸಂಕ್ರಾಂತಿಗಿಂತ ನಾಲ್ಕು ದಿವಸ ಮೊದಲು ಮುಚ್ಚಿ ಇಡುದು. ಸಂಕ್ರಾಂತಿ ದಿವಸ ತೆಗೆದ್ರೆ ಎಲ್ಲೋ ಕಲರ್ ಹಾಕೊಂಡು ಅವು ಬತ್ತತ್ತು ಇಷ್ಟು ಚಂದ ಅಂತ ಹೇಳ್ರೆ, ಅದನ್ನ ತಕೊಂಡ್ ಬಂದು ಹೊಸ್ಲಿ ಇಡುದು. ಅದು ಆಮೇಲೆ ಸ್ವಾಣಿ ಹೂವು, ಇಲ್ಲ ಸ್ವಾಣಿ ಹೂವು ಯಾರು ತೋಟಂಗಿಲ್ಲ,
5: ಸ್ವಾಣಿ ಎಲ್ಲ ತುಂಬಾ ತುಂಬಾ ತುಂಬಾ ಇದಾಯ್ತು.
4: ಹೊಸ್ಲು ಮತ್ತೆ ಹೊಸ್ಲು ಬರೋದು ಒಂದು, ಆಮೇಲೆ ತುಳಸಿ ಎಲ್ಲ ತಂದು ಹೊಡೆಸಿ ಬರೋದು. ಆದಷ್ಟು ಬೇಗ ಹೊಸ್ಲಜ್ಜಿ ಮಾಡಿ ಒಂದು ಮುಗಿಸು ಅಂದ್ರೆ, ಯಾಕೆ ದಿನ ಹೊಸ್ಲು ಬರ್ದು ಬರ್ದು ಬರ್ದು
5: ಸಾಕು. ಉದ್ದಿನ ದೋಸೆ ಅಲ್ಲ,
4: ದಿವಸ ಹೊಸ್ಲು ಬರುತ್ತೆ ಆಗಳಿಗೆ. ನಮ್ ಕಾಲಂಗ ದೋಸೆ ಮತ್ತೆ ಅಕ್ಕಿ ಉಂಡಳಕ ಎಣ್ಣೆ ಇದು ಮಾಡೋದು. ಆ ಉಂಡಳಕ ಮಾಡೋದು ಸಾಕು, ಅದ ಯಾರೋ ಕೆಲಸತ್ತಿ ಎಣ್ಣೆ ಹುಟ್ಟದು ಅವ್ರಿಗೆ. ಇದು ಯಾವ್ದೋ ಮಿಸ್ಟೇಕ್ ಹಂಗೆ ಹುಟ್ಟುದು, ಎಂತ ಮಿಸ್ಟೇಕ್ ಅಂತ ಗೊತ್ತಿಲ್ಲ, ಹುಟ್ಟತ್ತದ ಕೆಲಸ. ಯಾವ್ದೋ ಇದ್ರಂಗ್ ಮಾಡ್ರೆ ಉಪದ್ರದಿಂದ ಹುಟ್ಟತ್ತಂತ್ರಪ್ಪ ಎಂತಂದ್ ಗೊತ್ತಿಲ್ಲ, ಕೆಲಸತ್ತಿ ಹುಟ್ಟಲ್ಲ ಲಾಯಕ ಉಂಡಳಕ. ಅದ್ರಂಗ ಸ್ವಲ್ಪ ಇದ್ರ ಕಣ ಮಾಡೋದು, ಫ್ಲಾಟ್ ಕಣ ಮಾಡೋದು ಅದು, ಮತ್ತೆ ಇದೆಲ್ಲ ಮಾಡಿ ಬಳಸುದು ದೋಸೆ. ಮತ್ತೆ ಅದಕ್ಕೆ ಇದಿರತ್ತ ಹೆಸರು ಬೆಳೆದು ತೋವೆ ಅದಕ್ಕೆ, ಆಮೇಲೆ ಅದಕ್ಕೆ ಎಳು ಅದ ಎಳ್ಕೊಂಡ್ ಬರ್ಕಲ್ಲ ನರಿಪ್ ಕಬ್ಬಿನ ಕೋಲ ಒಂದ್
5: ಸಿಕ್ಕತ್ತು
4: ತಂದಿಟ್ಕಂತ ಹೆಂಗಸ್ರ ಅದನ್ನ ನಾವೆಲ್ಲ ಎಳಕ್ ಹೋದ್ರೆ ಹೊಡೋದು ಅದಕ್ಕೆ ನಮ್ಗೆ. ಅದಕ್ಕೋಸ್ಕರ ಎಂತ ಹೊಡ ಪ್ಲಾನ್ ಎಂತ ಮಾಡಿ ಹಾಗೆ ಕಟ್ಟಿನ ಮುದ್ದೆ ನೂಲ್ ಕಟ್ಕೊಂಡು ಇಡುದು, ನೂರ ಹಾಕೊಂಡ ಅಥವಾ ಪಕ್ಕಿ ಕಟ್ಕೊಂಡ ಹೀಗಿದೆ ಅಂತಾರ ಮಾಡಿ ಹೇಳುದು ಎಲ್ಲ ಪ್ಲಾನ್ ಅಲ್ಲಿ ಇತ್ತು. ಹೊಸ್ಲು ಅಜ್ಜಿ ಒಂದು ಅದೊಂದು ನಮ್ಮನೆ ಮಜಾದ ಆ ಕಾಲದಂಗೆ,
5: ಅಜ್ಜಿನ ಓಡಿಸೋದು,
4: ಅಜ್ಜಿನ ಓಡಿಸೋದು. ಆ ನಂತರ ಅಂದ್ರೆ ಮಾರನೇ ದಿವಸ ಉಲ್ಟಾ ಬರೋಕ್ ಶುರು ಮಾಡ್ತಾರೆ. ಆತರ ಹೊಸ್ಲು ಅಜ್ಜಿ ಹಾರ್ಕೊಂಡು ನೆಕ್ಸ್ಟ್ ಹಬ್ಬ ಹಬ್ಬವೇ ದೀಪಾವಳಿ ಹಬ್ಬ, ಅದಕ್ಕಿಂತ ಬೇರೆ ಮತ್ತೆ ದೀಪಾವಳಿ ಹಬ್ಬ. ಅಲ್ಲಿ ನಂತರ ಹಬ್ಬಗಳೆಲ್ಲ ಶುರುವಾಯ್ತು, ಜಾತ್ರೆ ಶುರುವಾಯ್ತು, ಆಮೇಲೆ ಇದು ಶುರುವಾಯ್ತು ಗೆಂಡದ ಹಬ್ಬಗಳು, ಕೆಲವು ಕೆಲವು ದೇಜ್ ಮನೆಯಲ್ಲ ಹಬ್ಬ ಎಲ್ಲ ಶುರುವಾಯ್ತು.
5: ಈ ಆಷಾಢಿ ಹಬ್ಬದಿಂದ ನಾವು ಮಾತು ಶುರು ಮಾಡ್ದಾರ, ನಾಗರ ಪಂಚಮಿಗೆ ಹೋಯ್ತು, ಹೊಸ್ಲು ಅಜ್ಜಿಗೆ ಹೋಯ್ತು, ಹೊಸ್ತೊಂದ್ ಬಿಡ್ತಲ್ಲ.
4: ಏನು ನಾವು ಇಷ್ಟೊರೆ ಕಷ್ಟಪಟ್ಟು ಬೆಳೆದಿತ್ತ ಅದನ್ನ ಒಳತ್ತಂದ ಅದನ್ನ ತಪ್ಪು ಒಂದು ಆ ವಿಜೃಂಭಣೆಯೇ ಬೇರೆ. ರಾತ್ರಿಗಟ್ಟ ನಮ್ದು ಕಾರ್ಮಿಕರು ಇದ್ರೆ ಮೊದಲಿಂದು ಆ ಒಂದು ವರ್ಗದವರಿದ್ರೆ ಅವ್ರ ಹತ್ರ ತಪ್ಪು ಕೇಳಕ್ ಅವ್ರ ಏನ್ ಮಾಡ್ತಾರೆ, ಅಪ್ಪಿ ತಪ್ಪಿ ನಮ್ ಗೆದ್ದಿದ್ದ ಒಡೆ ನಮ್ ಯಾರು ಗೆದ್ದಿದ ಯಾರು ಹೊಸ್ತು ಮಾಡ್ತಾರೆ ಅವ್ರ ಮನೆ ಗೆದ್ದಿದ್ದ ತತ್ತಲ್ಲ, ಬೇರೆಯವ್ರಿಗೆ ಗೆದ್ದಿದೆ ಕುಯ್ಕೊಂಡ್ ಬಪ್ಪದಲ್ಲ, ಅದು ಕಿತ್ಕೊಂಡೇ ಬಪ್ಪದ ಅದನ್ನ
5: ರಾತ್ರಿ ಹೋಗಿ
4: ರಾತ್ರಿ ಕಟ್ಟಿ ಕಿತ್ಕೊಂಡ್ ಬಂದ ತುಳಸಿ ಕಟ್ಟೆ ಹತ್ರ ಬಂದು ಅದಕ್ಕೊಂದು ಎರಡು ಊಟ ಇಟ್ಟು ಅದಕ್ಕೊಂದು ಅಡ್ಡ ಇದ್ ಮಾಡಿ ಇರ್ತಾರೆ, ಆ ಪುಣ್ಯಸ್ತ್ರ ತಂದಿಡ್ತಾಳು. ಮಾರನೇ ದಿವಸ ನಮ್ಗೆ ಅದಕ್ಕೆ ಮತ್ ಕಾಣಕ್ ತಂದಿದ್ದೆ ಇಲ್ಲ ಕಾಣಕ್ಕೆ, ಕೆಲವು ಸತಿ ಕರೆದು ಹೇಳ್ತಾರೆ ತಂದಿಟ್ಟಿದೆ ಅಂತ ಹೇಳಿ ಹತ್ತಿರಕ್ಕೆ ಅಂದ್ರೆ ನಮ್ಗೆ ಗೊತ್ತಾಗ್ತಂದೇಳಿ ಬೆಳಗ್ಗೆ ಬಂದಿರತ್ತೆ. ಆ ನಂತರ ಮೊದ್ಲೇ ಬಟ್ರೆ ತಕ್ಕೇಂಡಿರತ್ತೆ, ಹೆಂಗೆ ಕದ್ರು ಕೊಯ್ದು ಗಳಿಗೆ ಹೆಂಗ ಬಟ್ರೆ ಅಂದ್ರೆ
5: ಗಳಿಗೆ ಕೇಂಡ ಕೊಯ್ದ
4: ಕೆಲಸ ಗಳಿಗೆ ಹತ್ರ ಅವ್ರೆ ಇಂಥ ಕದ್ರು ಕೊಯ್ದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅದು ಇನ್ನೊಂದಿತ್ತಲ್ಲ ಹೊಸ್ತಿಗೆ ಮಾಲೆ ಅಂದ್ರೆ ಸರ್ವ ಪಿತೃಗಳ ಅಮಾಸೆ ಅಂತ ಹೇಳ್ತಾರೆ, ಎಲ್ಲರೂ ಮಾಲೆಯರು ಎಲ್ಲರೆಲ್ಲ ಒಂದು ಇಡೀ ಇದಕ್ಕೆ ಒಂದು ಯಾವ್ದೋ ಒಂದು ಮನೆಗೆ ಮಾಡ್ತಾರೆ, ಒಂದು ಇಡೀ ಕುಟುಂಬದಂಗೆ ಒಂದ್ ಮನೆ ಮಾಲೆ ಮಾಡ್ತಾರೆ. ಮಾಲೆ ಬಂದ್ಮೇಲೆ ಆ ಬಟ್ಟೆ ಬಂದು ಎಷ್ಟು ಎಷ್ಟೋ ಜನರಿಗೆ ಸಂಬಂಧಪಟ್ಟು ಎಡಿ ಹಾಕಿ ಅದೆಲ್ಲ ಕಷ್ಟ ಇತ್ತಲ್ಲ ಅವರಿಗೆ, ತರಕಾರಿ ತಪ್ಪದು ಗುಂಬಳಕಾಯಿ ತಪ್ಪದು ಅವರಿಗೆಲ್ಲ ತಂದು ಮಾಲೆ ಮಾಡೋದಿತ್ತು. ಅದು ಮಾಲೆ ಒಂದು ಎಲ್ಲರ ಮನೆಯಲ್ಲಿ ಮಾಲೆ ಮಾಡೋದಿಲ್ಲ, ಒಂದು ಕುಟುಂಬದಾಗ ಒಬ್ರು ಯಾವ್ದಾರು ಹಿರಿ ಮನೆ ಯಾವ್ದಾರು ಒಂದು ಮನೆಯಲ್ಲಿ ಮಾಡ್ತಾರೆ. ಆಗ ಉಳಿದರೆಲ್ಲ ಬಂದು ಅದರಲ್ಲೇ ಮಧ್ಯಾಹ್ನ ಊಟ ಮಾಡ್ಕೊಂಡು ಹತ್ರ ಬಂದದ್ದು, ಅದೊಂದು ಕ್ರಮ ಆಯ್ತು ಮಾಲೆ. ಆಗಳಿಗೆ ಕದ್ರು ಕೈಸು ಆಗ ಹೊಸಲಜ್ಜಿ ಆದ್ಮೇಲೆ ಇದಾದ್ಮೇಲೆ ಇದು ಕೊಯ್ದು ಇದ ಕುದುರು ಕೊಯ್ಯು ಅಂತ ಅಂದ್ರೆ ಅದಕ್ಕೆ ಹೊಸ್ತ ಅಂತ ಹೇಳ್ತಾರೆ. ಕೆಲವರು ಏನ್ ಮಾಡ್ತಾರೆ ದಶಮಿ ಹೊಸ್ತೆ ಕಾಯಂ ಇಟ್ಕೊಂತಿರ್ತೀವಿ,
5: ನವರಾತ್ರಿ ಹೊಸ್ತ
4: ನವರಾತ್ರಿ ದಶಮಿಗೆ ಮಾತ್ರ ಹೊಸ್ತು ಮಾಡ್ತಾರೆ. ಇನ್ ಕೆಲವ್ರು ಹಂಗಲ್ಲ, ಕೊಯ್ಲು ಬೆಳೆದು ಬಂದ್ರೆ ಕೂಡಲೇ ತಿಂಗೋಡ ಒಬ್ಬೊಬ್ರಿ ಒಂದೊಂದು ಕ್ರಮ ಇತ್ತು. ಅವಳಿಗೆ ಆ ಹೊಸ್ತು ಕೊಯ್ ಬರ್ತಿ ಅದನ್ನ ಚಂದ ಮಾಡಿ ಕೊಯ್ದು ಆ ನಂತರ ಅದಕ್ಕೆ ಹಾಲೆ ಅರ್ದು ಅದಕ್ಕೆ ಮುಳು ಸೌತಿಕಾಯಿ ಕೊಯ್ದಿಟ್ಟು ತೆಂಗಿನಕಾಯಿ ಕೊಯ್ದಿಟ್ಟು ಅದಕ್ಕೆ ಧೂಪ ಹಾಕಿ ಹಾಲೆ ಹೊರಕಿತ್ತು, ಹಾಲೆ ಅರ್ದು ಆ ಮತ್ತೆ ಕೊಯ್ಕೊಂಡು ಒಳ ತಕೊಂಡ್ ಬಂದು ಪೂಜೆ ಮಾಡಿ ಆ ನಂತರ ಹೊಸ್ಲಿಗೆ ಬೇರೆ, ಮೆಟಿ ಕಂಬಕ್ ಬೇರೆ, ತುಳಸಿ ಕಟ್ಟಿಗೆ ಬೇರೆ, ತೆಂಗಿನ ಮರಕ್ಕೆ ಬೇರೆ, ಅದಕ್ಕೆ ಬೇರೆ, ಪತ್ತಸಿ ಬೇರೆ, ಅಷ್ಟು ಕದ್ರೆಲ್ಲ ಅದಕ್ಕೆ ತಯಾರು ಮಾಡಕ್ ಅದು ಹಿಂದೊಂದೆ ತೆಂಗಿನ ಮಾವಿನ ಎಲೆ ಹಲಸಿನ ಎಲೆ ಆ ನಂತರ ಒಂದು ಎರಡು ಕದ್ರೆ ಮತ್ತೆ ಮೂಡ್ಲ ಯಾವ್ದು ಕೂಡ ಬೇರೆ ಬೇರೆ ಅಂತ ಪಾಲ್ಸಿನ ಕಟ್ಟೆ ಎಲ್ಲ ಹಾಕ್ತಾರೆ ಅಪ್ಪ ಎಲ್ಲ ಬೇರೆ ಬೇರೆ ಒಂದೊಂದು ಊರಲ್ಲಿ ಒಂದೊಂದು ರೀತಿಯಲ್ಲಿ ಅದಕ್ಕೆ ಹಾಕಿ ಚಂದ ಮಾಡಿ ಕಟ್ತಾರೆ. ಇನ್ನು ಕೆಲವರು ಮನೆ ಎದುರಿನ ಇದಕ್ಕೊಂದು ಚಂದ ಮಾಡಿ ತೋರಣಾಗೆ ನೇಯ್ದ ಒಂದು ಭತ್ತದ ಒಣಗೊಂದು ನೇಯ್ದು ಕಟ್ತಾರೆ. ಅದನ್ನ ಕಾಂತ ಕೂತ್ಕೊಂಡು ಕಟ್ಟು ಚಂದ ಮಾಡಿ ನೇಯ್ದ ಎದುರಿನ ದ್ವಾರ ಬಾಗಿಲೆ ಕಟ್ತಾರೆ. ಅದು ಕೂಡ ಫಸ್ಟ್ ಮತ್ತೆ ವಿವಿಧ ನಮ್ಮಲ್ಲಿ ಓಣಮಿಗೆ ಕೇರಳದ ಮಾಡಿದಂಗೆ ಒಂದು ಅಷ್ಟು 10 ಬಗೆ 9 ಬಗೆ 11 ಬಗೆ ಪದಾರ್ಥ ಆಗ್ಲೇಬೇಕು ಆ ದಿವಸ ಮನೆಗೆ.
5: ಬೆಸ ಸಂಖ್ಯೆ
4: ಅದಲ್ಲೇ 11 ಆಯ್ಕೆ ಒಂದು 9 ಆಯ್ಕೆ
5: ಇಲ್ಲ 5 ಆಯ್ಕೆ
4: 5 ಬಗೆ 5 ಅಲ್ಲಿಲ್ಲಪ್ಪ 7 9 11 ಈಗ ಮಿಗಿಲಿ ಸಂಖ್ಯೆಗೆ ಪದಾರ್ಥ ಮಾಡಿ ಮತ್ತೆ ಪಾಯಸ ಗೀಸ ಮಾಡಿ ಚಂದ ಮಾಡಿ ಬಳಸ ಮತ್ತೆ ಪೈಕನ್ನೆಲ್ಲ ಕರೆದ ಆ ದಿವಸ ಎಲ್ಲ ಎಲ್ಲಿದ್ದರು ಬರ್ಕೆ
5: ಮೋದಿ ಹೊಸ್ತಾರ್ ಮತ್ತು ಗೊಡ್ಜ ಮೋದಿ ಹೊಸ್ತಾರ್ ಮತ್ತು ಗೊಡ್ಜ
4: ಮೊದ್ ಮಕ್ಕಳು ಹೊಸ್ತಿದ್ರೆ ಆಮೇಲೆ ಒಂದು ಎಲೆ ತಿಮ್ಮಕ್ಕಿತ್ತು ನಾವು ನೆನಪಪ್ಪ ನಮ್ಗೆ ಒಂದು ಎಲೆ ತಿಮ್ಮದ ಅಪ್ಪಿ ತಿಪ್ಪಿ ಎಲ್ಲ ಸೊಕ್ಕಿ ನಡಕೆ ಎಲ್ಲ ಬಾಯಿಗೆ ಹೋಯ್ತ ಆ ತಲೆ ತಿರುಗಿ ಆ ವಾಂತಿ ಮಾಡೋದು ಅವಸ್ಥೆ ಕಂಡ್ರೆ ಬೇಡ ಎಲೆ ತಿಂಬುದು ಬೇಡ ವಾಂತಿ ಮಾಡೋದು ಬೇಡ ಅಂತ ಕಡೆ ಒಳಗೆ ಹೋಗಿ ಯಾರ ಹತ್ರ ದಮೆ ಹಾಕೊಂಡು ಮಜ್ಜಿಗೆ ತಕ್ಕೊಂಡು ಮಜ್ಜಿಗೆ ಕುಡದ ಒಂದು ತಂಪು ಮಾಡ್ಕೊಂಡೆಲ್ಲ ಹಿಂದಿನೆಲ್ಲ ನೆನಪಪ್ಪ ನಮ್ಗೆ
5: ಒಳ್ಳೆ ನೆನಪುಗಳು ಒಳ್ಳೆ ಹಂಬಲ್ ಮಾಡ್ರಿ ನೀವು ನಮ್ಗೆಲ್ಲ ಈಗ ಸುಮಾರು ವಿಷಯಗಳಿಗ ಹಂಬಲ್ ಆಯ್ತು ನಿಮ್ಮ ಹತ್ರ ಮಾತಾಡಿ ಸರ್. ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ ಅದರ ಅಂಗವಾಗಿ ವಿಶೇಷ ಅತಿಥಿಯಾಗಿ ನೀವು ಬಂದರ ನಿಮ್ಗೆ ಎಷ್ಟು ಜೀವನಾನುಭವ ಇದೆ ನಮ್ಮ ಕುಂದಾಪುರ ಕನ್ನಡನ ಕುಂದಾಪುರ ಕನ್ನಡದ ಬದುಕನ್ನ ನೀವು ಕಂಡದಿತ್ತಲ್ಲ ಅದೆಲ್ಲ ಸುಮಾರು ಇದ್ರ ಗೊತ್ತಾಯ್ತು ನಮ್ಗೆ ಇದು ಕೇಂಬತ್ತಿಗೆ ಬಹುಶಃ ಕೇಂತಿದ್ದು ಕೇಳುಗರೆಲ್ಲ ತುಂಬಾ ಎಂಜಾಯ್ ಮಾಡ್ರೇನೋ ಯಾಕಂದ್ರೆ ಆ ವಿಷಯ ಹಂಗಿತ್ತು ನಾವು ಒಂದು ಕಾಲದಲ್ಲೇ ಮರ್ತೆ ಹೋಯ್ತಲ್ಲ ಅದನ್ನೆಲ್ಲ ಮತ್ತೆ ನೀವು ಹಂಬಲ್ ಮಾಡ್ರಿ. ಈಗ
4: ನಮ್ದು ಈ ಕನ್ನಡ ಕುಂದಾಪುರ ಕನ್ನಡ ಸಾಧಾರಣ ಈ ಕುಂದಾಪುರ ಕನ್ನಡ ಎಲ್ಲಿ ಮಾತಾಡ್ತಾರೆ ಅಂದ್ರೆ ಹರಾಡಿ ಇದಿತ್ತಲ್ಲ ನಮ್ಮ ಕಾರ್ಕಳ ಬಾರ್ಡರ್ ಮತ್ತೆ ಬ್ರಹ್ಮಾಂಡದ ಬಾರ್ಡರ್ ಅಲ್ಲಿಯರಿಗೆಲ್ಲ ಕುಂದಾಪುರ ಕನ್ನಡ ಮತ್ತೆ ಅಲ್ಲಿದ್ದರಿಗೆ ಆಚೆ ತುಳು ಬತ್ತತ್ತೆ ಕುಂದಾಪುರ ಕನ್ನಡ ನಂಗೆ ತುಳು ಬತ್ತ ಸರ್ ಆಗ ಕುಂದಾಪುರ ಕನ್ನಡ ಬತ್ತತ್ತೆ.
5: ನಿಮ್ ಕುಂದಾಪುರ ಕನ್ನಡ ಅಂತ ಬಾರಿ ಲೈಕ್
4: ನಾವು ಅಲ್ಲಿ ಅಭ್ಯಾಸ ಮೊದಲಿಂದ ಮಾತಾಡ್ಕೊಂಡು ಬಂದದ್ದೆ ನಮ್ಮ ಮತ್ತೆ ಅದನ್ನ ಇದು ಮಾಡಿ ಡೆವಲಪ್ ಮಾಡ್ತಾ ಹೋಯ್ತು ನಾವು ಅದನ್ನ ಬಿಟ್ಟು ಹಾಕಲ್ಲ ಇದು ಅನಿವಾರ್ಯ ಆದ್ರೆ ಮಾತ್ರ ಬಿಟ್ರೆ ಇಲ್ದಿರೆ ಅದು ಆಯ್ತು
5: ಅಂದ್ರೆ ಭಾಷೆ ಬೆಳಿಕ ಅಂದ್ರೆ ಭಾಷೆ
4: ಮಾತಾಡ್ತಾ ಇರ್ಕ ಮನೆಗೆ ಮಾತಾಡ್ತಾ ಇರ್ಕ ನಾವು ನಮ್ಮ ಮನೆಗೆ ಮಕ್ಕಳು ನಮ್ಮ ಮೊಮ್ಮಕ್ಕಳು ಹೇಳುದು ಬೊಂಬೈಗಿದ್ರೆ ಕುಂದಾಪುರ ಕನ್ನಡ ಮಾತಾಡಿ ಅಂತ ಹೇಳುದು ಮನೆಗೆ ಹೇಳುದು ಅವ್ರು ಕನ್ನಡ ಮಾತಾಡ್ತಾರೆ ಒಬ್ಳು ಬೊಂಬೈಗಿದ್ದಾಳೆ ಮತ್ತೊಬ್ಳು ಬೆಂಗಳೂರು ಮಕ್ಕಳ ಕೇಳಿ ಹೇಳುದು ಕುಂದಾಪುರ ಕನ್ನಡ ಮಾತಾಡಿ ಅಂಬುದು ಆದ್ರೆ ಅವೆಲ್ಲ ಎಂತ ಮಾತಾಡ್ತಾವೆ ಇಂಗ್ಲೀಷ್ ಮಾತಾಡಿ ಎಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗ್ದಲ್ದ ಅವಕ್ಕೆ ಅದೇ ಅಭ್ಯಾಸ ಹೋಯ್ತು ಇಂಗ್ಲೀಷ್ ಮಾತಾಡ್ಕೊಂಡು ಬಟ್ ಮನೆಗೆ ಮಾತ್ರ ಕನ್ನಡ ಮಾತಾಡುದು ಇಲ್ಲಿ ಬಂದ್ರೆ ಮನೆಗೆ ಕನ್ನಡ ಮಾತಾಡುದು.
5: ಓಕೆ ಸೊ ಕುಂದಾಪುರ ಕನ್ನಡ ಹಬ್ಬ ದಿನದಂದು ನಮ್ಮ ಹಿಲಿಯಾಣದ ಬಾಲಕೃಷ್ಣ ಶೆಟ್ರು ನಿವೃತ್ತ ಪ್ರಾಂಶುಪಾಲರು ಎಷ್ಟು ಲೈಕ್ ಮಾತಾಡ್ರು ಕಾಣಿ ಆ ನೆನಪುಗಳು ಅವ್ರು ಬಳಸಿದ ಭಾಷೆಯ ಪದಗಳು ಇಷ್ಟು ನಿರರ್ಗಳವಾಗಿ ಮಾತಾಡಿದ್ರು ಸರ್ ಥ್ಯಾಂಕ್ ಯು ಸೋ ಮಚ್.
4: ಒಟ್ಟಾರ ಮೇಲೆ ನನಗೆ ನೆನಪಿ ಬಂದು ಇನ್ನು ಅದಷ್ಟೋ ಇತ್ತು ಯಾಕಂದ್ರೆ ಇಲ್ಲ ಬಂದಲ್ಲ ಅದೆಲ್ಲ ನೆನಪು ಮಾಡ್ಕೊಂಬಲ್ಲ ಬಟ್ ಕುಂದಾಪುರ ಕನ್ನಡ ನಾವು ಆಡದ್ದು ಮಾಡದ್ದು ಬಚ್ಚದ್ದು ಇದೆಲ್ಲ ನೆನಪತ್ತಿಲ್ಲ ನಂಗೆ ಬಚ್ಚದ ಒಂದಕ್ಕೊಂದು ನೆನಪತ್ತು ನಾನೊಂದು ಬ್ರಹ್ಮರ್ ಶಾಲೆ ಹೊತ್ತೆ ಪತಿಗೆ 5ನೇ ಕ್ಲಾಸ್ ಹಂಗಿದ್ದಿದೆ ಅಲ್ಲೊಬ್ರು ಮಾಸ್ಟರ್ ಬಂದ್ರು ಪಿ ಎದ್ ಮಾಸ್ಟರ್ ಅಂದ್ರೆ ಮಾಸ್ಟರ್ ಒಬ್ರು ಪ್ರತಿಯೊಬ್ಬರು ಮಾಸ್ಟರ್ ನೆನಪ ಆತ್ಮಂಗೆ ಆಗಳಿದ್ದು ಅಲ್ಲಿ ಪತಿ ಯಾರೋ ಒಬ್ಬ ನನ್ನ ದೋಸ್ತಿ ಅಂದ್ ಕರೆದಿ ನನ್ನ ಪುಸ್ತಕ ಎಲ್ಲಿತ್ತು ಮಾರೆ ಯಾಕೆಂಡ ಕಣ ಅಲ್ಲೇ ಬಚ್ಚಿದೆ ಕಾಣ ಮಾರೆ ಅಲ್ಲೇ ಅಲ್ಲೇ ಇಟ್ಟಿದ ಅಲ್ಲೇ ಬಚ್ಚಿದೆ ಕಾಣ ಮಾರೆ ಸಂಗ್ ಕಾಮ್ ಕತ್ಲೆ ಯಾಕೆಂಡ ಆ ಮಾಸ್ಟರ್ ಬಪ್ಪಗ ಅಲ್ಲಿ ಬಚ್ಚಿದ ಅವ್ರು ಎಲ್ಲಿವರೆಗೆ ಅಂದ್ರೆ ಎಂತದ ಬಚ್ಚಿದ ಅಂದ್ರೆ ಎಂತದ ಬಾಲ ಅಂಬಸುರು ಮಾಡ್ರಿ ನೀವು ಬಚ್ಚ ಅಂಬಸುರು ಶಾಲೆಗೆ ನಾನು ಹತ್ತು ಶಾಲೆಗಳ ಪೂರ ಬ್ರಹ್ಮ ಹರಡಿ ಹುಟ್ಟಿ ಬೆಳೆದಿದ್ರು ನಾನು ಆಚೆ ಮನೆ ರಾಮ ಹರಡಿ ರಾಮನ ಮನೆ ಆಚೆ ಮನೆ ಹರಡಿ ಕುಸ್ತನ ಮನೆ ನಮ್ ಸುತ್ತ ಅವತ್ತೆ ಮೂರ್ ಮನೆ
5: ಮಧ್ಯದಲ್ಲಿ ಬಾಲಣ್ಣನವ್ರ ಮನೆ
4: ಮನೆ ನಮ್ದು ಬಣಸಾಲೆ ಅಪ್ಪ ಅಂತ
5: ತುಂಬಾ
4: ಆತ್ಮೀಯರು ಅಪ್ಪಂದ್ರೆ ಪುಟ್ಟಕ್ಕೆ ಬಣಸಾಲೆ ಅಕ್ಕಿ ಮುಡಿ ಮಾರಿ ನಮ್ದು ಗಾಡಿ ನಮ್ದು ಎತ್ತಿನ ಗಾಡಿ ತಪ್ಪೆ ಇಲ್ಲಿ ಉಡುಪಿ ತಗೊಂಡಪ್ಪ
5: ನೀವು ಎತ್ತಿನ ಗಾಡಿ ಎಲ್ಲ

0: ಬಡಿಗೆಯಲ್ಲಿ ಹೊಡೆದ ನಾನು. ಎಷ್ಟು ಕಷ್ಟ ಅಂದ್ರೆ ಅಂದ್ರೆ ಬಡಿ ಎತ್ತಿನ ಗಾಡಿನ ಭತ್ತ ತುಂಬಕೊಂಡು ತಕೊಂಡು ಬಪ್ಪದು. ಹರಡಿ ಒಂದ್ ದಿವಸ ತಕೊಂಡು ಬಪ್ಪತ್ತಿ ಅವನ ಮೈ ತುಂಬಾ ಹಗಳಿಗೆ ಇದ್ರ ಇದಲ್ಲ ಧೂಳೆ ಆಯ್ತು. ಎಲ್ಲರೂ ಕೆಲವು ಹಿಂಗ್ಸ್ರೆ ಅಂದ್ರೆ ಒಂದ್ ಹಾಡು ಹೇಳ್ತಾಳ ಒಬ್ಬಳು, ಬಂಡಿ ಹೊಡೆಯವನ ಬಂಡ ಟಕಂಡೇರ್ಯ ಮೈಯೆಲ್ಲ ಧೂಳಿವನ ಮಂಡೆ ಧೂಳು ಈಗ ಎಂತ ಇದೇ ರೀತಿ ತ್ರಾಸ ಬದ್ದೋಗಿ ಪದ ಹೇಳಿಬಿಟ್ಟ ಹಾಡು ಹೇಳ್ದಾಳ ಭತ್ತ ತೊಳೆದ ಹೂ ಅಂತ. ನಂಗೆ ಇವತ್ತಿನ ಅವ ಒಂದು ಉತ್ತರ ಕೊಟ್ಟ ಹಾಡುಗಾರತಿ ಇವಳನ್ನ ಹಡಗಿಂದ ತಂದಿದ್ದೆ ಬಿಡ್ಲಕ್ಕ ಅಂತ ಒಂದು ಅವನ್ ಲಸ್ಕ ಬರ್ತಾರೆ ಇಮಿಡಿಯೇಟ್ ಹೋಳಿಗಲ್ಲೇ ಅಲ್ಲಿವರೆಗೂ ಜನರಲ್ಲಿ ಆಶು ಇದನ್ನ
1: ಎಷ್ಟು ಸ್ಪಾಂಟೇನಿಯಸ್ ಇದ್ರು ಅಂತ.
0: ಒಬ್ರೊಬ್ರು ಒಂದೊಂದ್ ಓಟ್ಲಂಗೆ ಮೂರ್ ಜನ ಭತ್ತ ತೊಳು.
1: ಆ ಕೋಆರ್ಡಿನೇಷನ್ ಎಷ್ಟು ಒಳ್ಳೆ ಇರತ್ ಕಾಣೆ, ಇವಳು ದಪ್ಪ ಇವಳು ಬಣಕಿ ಇವಳು ದಪ್ಪ ಅವಳು
0: ಚೂರು ಒಬ್ರು ಒಂದ್ ಕೈ ಪೆಟ್ ಮಾಡ್ಕೊಂಡಿದ್ರಲ್ಲ ಅಂತ ಇಲ್ಲ.
1: ಸರ್ ಥ್ಯಾಂಕ್ ಯು ಸೋ ಮಚ್, ನೀವು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋ ಬಂದ ಆಷಾಢಿ ಹಬ್ಬ ವಿಶ್ವ ಕುಂದಾಪುರ ಕನ್ನಡ ದಿನ ಎರಡರ ಈ ಸುಸಂದರ್ಭದಲ್ಲಿ ಎಷ್ಟು ಲೈಕ್ ನಮ್ಮ ಕುಂದಾಪುರ ಕನ್ನಡ ಮಾತಾಡ್ರಿ, ನಮ್ಮ ಹಳತ್ ಮರ್ತದ್ನೆಲ್ಲ ಹಂಬಲ್ ಮಾಡ್ರಿ. ಧನ್ಯವಾದಗಳು.
0: ನೀವು ಕರೋದ್ ಹೆಚ್ಚ ನಮ್ಮ ಅಪ್ಪದ ಹೆಚ್ಚ ಮಾಡ್ರಿ.
1: ಥ್ಯಾಂಕ್ ಯು
0: ಬಂದಿತ್ತು ನಮ್ಗೆ ಎಡದು ನಂಗೆ ನೆನಪಿದೆ ನಾಲ್ಕು ಮಾತನ್ನ ಇಲ್ಲ ಹೇಳದೆ ಎಷ್ಟು ತಪ್ಪಿತ್ತು ಎಷ್ಟು ಸಮಯ ತಗೋತಿಲ್ಲ ಆಗ್ಲಿ
1: ಅಡ್ಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಕೇಳಿದ್ರೆ ಈ ಕಾರ್ಯಕ್ರಮ ನಿಮ್ಗೆಲ್ಲ ಇಷ್ಟ ಆಯ್ತು, ನಿಮ್ದು ನೆನಪಲ್ಲ ಮತ್ತೆ ಹೊಂಬಲಾಯ್ತು ಅಂತ ಅನ್ಕಂತ ಹೋಯ್ ಬತ್ತೋ ಮತ್ ಸಿಕ್ತೋಕೆ ಅಂತ ಆಗ್ರಿ. ರೇಡಿಯೋ ಕುಂದಾಪುರ 89.6 FM ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್ ನಮಸ್ಕಾರ, ನಾನು ಸಂದೀಪ್ ಶೆಟ್ಟಿ ಆಗಿದ್ದೆ. ಒಂದು ಸಣ್ಣ ಕೈ ಕೋಚ್ ಮಾಡೋಕೆ ಹೋಗಿದೆ ಕುಂದಾಪುರ ಕನ್ನಡದಾಗೆ. ಗಂಡ ಹಡಿಗಂಡ್ ಅಂತೇಳಿ ಒಂದು ಆಲ್ಬಮ್ ಸಾಂಗ್, ಎಲ್ಲರೂ ಕೇಳಿ ಎಂಜಾಯ್ ಮಾಡಿ.

ಇವಳೆ ಇವಳೆ ನಿನ್ನ ಹೊಸರು ಹಂಬಲು ಹೋಯ್ ನಾನು ಇವಳೆ ಇವಳೆ ಅಂದದ್ದಲ್ಲ, ನಿನ್ನ ಹೊಸರು ಹೇಳಿ ಕರು ನಾಚಿಕೆ ಆಯ್ತು. ಅದಕ್ಕೆ ಆಗ ಜಂಗಿನ ಮೇಲಿದ್ ಮ್ಯಾಳಿ ನಿಂದೆ ಅಲ್ಲ ಮಾರೈತಿ, ಒಂಚೂರು ತಿರ್ಸಿ ಕಾಂಬಿಲ ಆಗಳಿನ ತೊಟ್ಟು ಕರೀತ್ನಲ್ಲ ನಾನು. ಈಗ ನಂಗೆ ಹೊಸೂರಿಂದ ಎಷ್ಟು ಹೆಣ್ಗಳು ಹುಂಡಿ ಬಂದರು, ನಾನು ಅಪ್ಪನ ಹತ್ರ ಬ್ಯಾಡ ಬ್ಯಾಡ ಅಂದು ಯಾರನ್ನು ಒಪ್ಪಲ್ಲ. ಯಾಕೆ ಹೋಯ್ತ ನಿಂಗೆ, ನೀನೇ ಐಕೊಂದೇಳಿ

ಹೆಂಗೆ ಗೊತ್ತಾಯ್ತು? ಎಲ್ಲ ಹೆಣ್ಗಳಿಗೂ ಮದಿ ಯಾರ ಮೇಲೆ ಗಣ್ಣೊಟ್ಟಿ ಪರೂರಂಗೆ ಇರ್ಕಂಬಂಗಿರೋದು. ನಿಂಗೂ ಹಾಂಗೆ ಕಾಣ್ತಲ್ದ? ಆದ್ರೆ ನಾನು ಊರ್ ಮನೆಗೆ ಇಪ್ಪನಂದೇಳಿ ನೀನೀ ನಮ್ಮ ಮನೆ ಸಾಧನೆ ಮಾಡೋದಾ? ನಾನೀಗ ಮೊದಲ್ನ ಕಾಣಂಗೆ ಗಜಲ್ ಪೊಣಕೆಲ್ಲ ಬಿಟ್ಟಿದ್ದಿ ಮಾರೈತಿ.

0: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜೆ ವೈಭವ್ ಶೆಟ್ಟಿ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಂದ ನಾವು ಪಂಜು ಗೊಂಗೊಳ್ಳಿಯವರ ಕುಂದಾಪುರ ಕನ್ನಡ ನಿಘಂಟಿನಿಂದ ಆಯ್ದುಕೊಂಡಂತ ಕೆಲವೊಂದು ಶಬ್ದಗಳನ್ನ ನಾವು ಜನರಿಗೆ ಕೇಂತಾ ಇತ್ತು. ಇವತ್ ನಮ್ಮೊಟ್ಟಿಗಿದ್ರ ಸಮರ್ ಶೆಟ್ಟಿ ಅವರ. ಸಮರ್
1: ಹೇಳಿ.
0: ಅಂದಿನ ಕಾಲು ಅಲ್ಲ ವಂಡರ್ ಕಂಬಳು ಅಲ್ಲ ಅಂದ್ರೆ ಅಂತ.
1: ಅಂದಿನ ಕಾಲು ಅಲ್ಲ ವಂಡರ್ ಕಂಬಳ ಅಲ್ಲ. ವಂಡರ್ ಅಂಬದು ಒಂದ್ ಜಾಗ, ಅದು ಮಂದಾರ್ತಿ ಹತ್ರ ಇರತ್ತ. ಹಂಗೆ ವಂಡರ್ ಅಂಬು ಪ್ಲೇಸ್ ಆಗೇ ಮೊದ್ಲ ಬಾರಿ ಕಂಬಳ ಆಗ್ತಿರತ್ತ. ಕಂಬಳಕ್ಕ ಈಗ ಇವಾಗ ಕಂಬಳ ಅಲ್ಲ ತಾರ, ಅವಾಗ ಕಂಬಳ ಅಂದ್ರೆ ಬೇರೆ ತರ, ಅದೇ ಜನರಿಗೆ ಎಂಟರ್ಟೈನ್ಮೆಂಟ್. ಅಲ್ಲ ಫುಲ್ ಜನ ತುಂಬ್ತಿದ್ರು ಇಡೀ ಕುಂದಾಪುರ ಬದಿಯಾರಲ್ಲ. ಹಂಗೆ ಅಂದಿನ ಕಾಲದಾಗ ಆತರ ಅಲ್ಲಿ ಕಂಬಳ ಆತಿತ್ತ. ಅದನ್ನ ಈಗಳಿನ ಕಾಲಕ್ಕೆ ಹೋಲಿಸಿ ಹೇಳ್ತಾರ, ಅಂದಿನ ಕಾಲ ಅಲ್ಲ ವಂಡರ್ ಕಂಬಳ ಅಲ್ಲ ಅನ್ಕಂಡ್ ಅಷ್ಟೇ.
0: ಥ್ಯಾಂಕ್ ಯು ಸಮರ್ ಶೆಟ್ಟಿ ಅವರೇ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್, ನಮಸ್ಕಾರ, ನಾನು ಸಂದೀಪ್ ಶೆಟ್ಟಿ ಆಗಿದ್ದೆ. ಒಂದು ಸಣ್ಣ ಕೈ ಕೋಚ್ ಮಾಡಕ್ ಹೋಯ್ದೆ ಕುಂದಾಪುರ ಕನ್ನಡದಾಗೆ. ಗಂಡ ಹಡಿಗಂಡ್ ಅಂತೇಳಿ ಒಂದು ಆಲ್ಬಮ್ ಸಾಂಗ್, ಎಲ್ಲರೂ ಕೇಳಿ ಎಂಜಾಯ್ ಮಾಡಿ.
3: ಇವ್ರ ಆಲ್ಬಣಿ ಒಳಗೆ ನಾನು ಹಾಳ್ ನಿಸಂತ್ರ ಗಗಿ ಜನಕ್ಕೂ ನನ್ನ ಜರೀತೆ ಕಂದಪ್ಪ. ನಾನೇನು ಇವ್ರು ತಲೆ ಇಡಿ ಹಾವ ಜನರಾಗ್ಲಿ ಬೆಳಗ್ಗೆ ತಡ ಎದುರ್ಸೈ ದಾತ್ರೊಳಿಲ್ಲ ಏಲಿ ಹಟ್ಟ ಹಣ್ ಚಟ್ಟೆ ಕು ಹೋಯ್ನಾ ಕಾಣ್ತ ಅಂತ ಬೇಗಿದ್ರೆ ವಾ ಇವತ್ತ ಹಡಿ ಪೊರ್ದಿಗಳೆಲ್ಲ ಹಾಕೊಂಡು ಯಾವ ಊರು ತೆಗೋಕಿತ್ತ ಹಾಕೆ ಅಂತ ಬಂದರ್ಕ ಹಿಂಗೆಲ್ಲ ಇಲ್ಲಪ್ಪ ಇದಂದ್ಕೊಂಡು ಗುಡಿ ಬಪ್ಪ ಕೊಚ್ಚಲ್ಲ ಅಂದ್ರೆ ನನ್ ಗೇಲಿ ಮಾಡು. ಹಂಗಂದಲ್ಲಿ ನಾನೇನ್ ಕೆಲಸ ಮಾಡುದಿಲ್ಲ, ಎಷ್ಟೇ ತೆಗ್ಲಿ ಬಟ್ಟ ದುಡಿದ್ರು ಏನೇ ದರಿ ಕಡ್ದು ಮೊಗ್ಚರು ಎತ್ತೂ ಮಾರಿ ಮತ್ತೂ ಗಂಜಿ ಅಂದಂಗೆ ಇವ್ರು ನಂಗೆ ಹೇಳುದೆಂತ ಗೋಯ್ತಾ.

ಇವ್ರು ಯಾರಿಯೊಳ ನಂಗೆ ದಿಕ್ಕು ಹುರಿದಂಗಿತ್ತಮ್ಮ. ಮುಂದೆ ಕೂಲ್ ಮೈ ಹಿಡಿತಿಲ್ಲ ಅಂತ ನಾನು ಏನೇ ಕುಪ್ಪರಿಗೆ ತಂದ್ರು ಅದು ಇವ್ರಿಗೆ ಹಾಳಿ ಹೋಗ್ತಿಗೆ ಸಮ. ಊರಂಗೆ ಯಾರ್ಯಾರು ಮಾಡಿದ್ನೆಲ್ಲ ನನ್ನೆದ್ರು ಹೇಳಿ ನನ್ನ ಜಕಾರಿ ಹೊಂದ್ಸೋಕಾಗ್ತೀವಿ. ಹಾಗಾದ್ರೆ ನಾನು ದುಡಿದ್ನ ಎಲ್ಲಿ ಕೊಡ್ತೀನಿ ಮನೆಗಲ್ಲ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್, ನಮಸ್ಕಾರ ಮರ್ರೆ. ನೀವ್ ಕೇಂತಿದ್ರಿ ರೇಡಿಯೋ ಕುಂದಾಪ್ರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಬಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ. ನಾನ್ ಯಾರು ಗೊತ್ತಾಯ್ತಾ? ನಾನ್ ಮರ್ರೆ ನಿಮ್ಮನೆಯ ಹೆಣ್ಣು ಸಿಂಚನ ತೆಕ್ಕಟ್ಟೆ. ಮೊದಲನೇದ ಎಲ್ರಿಗೂ ವಿಶ್ವ ಕುಂದಾಪ್ರ ಕನ್ನಡ ದಿನದ ಹಾರ್ದಿಕ ಶುಭಾಶಯಗಳು. ನಾನ್ ಇವತ್ತಿಲ್ಲ ಅಂತ ಬಂದಿದೆ ಗೊತ್ತಾ? ನಾ ಹಿಂಗೆ ಕೂತ್ಕೊಂಡ ಆಸಾಡಿ ಅಮಾಸಿ ಬಗ್ಗೆ ಕೇಂಬ ಅಂದಳಿ ಅಜ್ಜಿ ಹತ್ರ ಹೋದೆ. ಅಷ್ಟೊತ್ತಿಗೋಳ ಸುಮಾರು ಕತೆ ಹೇಳ್ದಾಳ, ಸುಮಾರು ವಿಷಯಗಳನ್ನೆಲ್ಲ ನಂಗೆ ಹೇಳಿಕೊಟ್ಟ. ಈಗ ನಂತರನೇ ಈ ವಿಷಯಗಳೆಲ್ಲ ಗೊತ್ತಿಲ್ದಿದ್ದಾರಿತ್ರಲ್ಲ, ಅವರಿಗೂ ಇದನ್ನ ಹೇಳುವ ಅಂತ ನಾನು ಇವತ್ತಿಲ್ಲಿ ಬಂದಿದೆ. ಆಗಲಿನ ಕಾಲದಾಗೆ ಆಸಾಡಿ ತಿಂಗಳಿಗೆ ಉಂಬುಕ್ ತಿಂಬುಕೆಲ್ಲ ಎಂಥದ್ದು ಇರ್ತಿರ್ಲಿಲ್ಲ ಅಮೃಕಾಣಿ. ಅಷ್ಟೊತ್ತಿಗೊಬ್ಬ ಅವನ ಹಸು ಅವನಿಗೆ ತಡ್ಕಂ ಕಾಯಿದೆ, ದೇವ್ರೇ ಒಡೆ ಸತ್ತೋಯ್ರೆ ಅವ್ರು ಬಜದೂಟಾರು ಉಣ್ಲಕ್ಕಿತ್ತಲ್ಲ ಅಂದಡಿ ಹೇಳ್ತಾಮ್ರ. ಇದನ್ ಕೇಂದದ ಒಡೆಯರ್, ಮರಯ್ಯ ನೀನ್ ನಿನ್ ಹೊಟ್ಟೆ ಹಸುನೆಲ್ಲ ಮೀಕ್ಸ್ಕೊಂಬುಕೆ, ನನ್ ಬೊಜ್ಜಕ್ ಅವ್ದು ಬೇಡ ಅಂದಡಿ ಹೇಳಿ ಗಡ್ಜಿ ಮಾಡಿ ಉಂಬುಕಾಕಿ ಹೇಳ್ತ್ರಮ್ರ. ಇದನ್ನ ಪ್ರತಿ ವರ್ಷನೂ ಆಚರಿಸ್ಕೊಂಡ್ ಬರ್ಕ ಇನ್ಮೇಲಿಂದ ಯಾರು ಆಸಡಿ ತಿಂಗಳಿಗೆಲ್ಲ ಹಸ್ಕಂಡಿಪ್ಪುಕ ಆಗ ಅಂದಳಿ ಹೇಳ್ತ್ರಮ್ರು. ಇಲ್ಲಿಂದ ನಮ್ಮ ಆಸಡಿ ಹಬ್ಬ ಶುರು ಆಯ್ತಮ್ರು ಕಾಣಿ. ಆಸಡಿ ಹಬ್ಬ ಅಂದ್ರ ಕೂಡ ನಮ್ಗೆ ಮೊದ್ಲ ನೆನಪಾಬ್ದಿ ಅಂತ ಹೇಳಿ, ಹಾ ಕ್ಯಾನಿ ಉಂಡಿ. ಈ ಕ್ಯಾನಿಗೆಂಡಿನ್ ತಕ ಬಂದ ಚಂದ ಮಾಡಿ ಕೊಚ್ಚಿ ಅವಂಟ ಸೊಪ್ಪಿನ ಒಟ್ಟಿ ನೆನ್ಸಿ ಅಕ್ಕಿ ಹೊರದ ಹೆಸರು ಕಾಳು ಹಾಕಿ ಅರ್ಧ ಉಂಡಿ ಕಟ್ಟಿ ಬೇಸ್ರೆ ಎಷ್ಟು ಒಳ್ಳೆ ಇರುತ್ತಮ್ರು ಗೊತ್ತಿತ? ಈಗ ಕ್ಯಾನಿ ಉಂಡಿನ ಪೂಜೆ ಮಾಡ್ತ್ರ, ಅದೆಂತ ಕಂದಳೆ ನಿಮ್ಗೆ ಗೊತ್ತಿತ್ತಾ? ಆಗಳಿಕೆ ಭತ್ತ ಗಟ್ಟ ಹತ್ಕೊ ಹಾತಿದಿತ್ತಮ್ರ. ಅಷ್ಟೊತ್ತಿಗೆ ಕ್ಯಾನಿ ಮತ್ ಕೆಸು ಹೋಯಿ ಅದ್ರ ಮೂಗಿ ಬಳ್ಳಿ ಹೈಕಂಡ ಹೇಳ್ಕ ಬಂತಮ್ರ ಮರ್ರೆ. ಹಾಂಗಾಪ್ಕೊಯ್ ಭತ್ತದಾಗೆ ಒಂದ್ ಸಣ್ಣ ಹೊಟ್ಟೆ ಇರುತ್ತಮ್ರ, ನೀವೆಲ್ಲ ಕಂಡಿರ್ಯಾ? ಕಾಣ್ತಿದ್ದಾರೆಲ್ಲ ಕಾರ್ಯಕ್ರಮ ಮುಗುಕು ಹೋಯ್ ಕಣ್ಕ ಬನ್ನಿ ಅಕ್ಕ. ಹೋತಿಪ್ಪ ಭತ್ತನ ಕರ್ಕಬಪ್ಪುಕೋಯಿ ನಾವು ಅಮಸಿಗೆ ಕ್ಯಾನಿನ್ ನೆನ್ಪ್ ಮಾಡ್ಕಂದಮ್ರ, ಕಡಿಕೆ ಹೊಸ್ತಿಗೆ ಕೆಸಿನ್ ನೆನ್ಪ್ ಮಾಡ್ಕಂದಮ್ರ. ಈ ಕೆಸು ಇತ್ತಲ್ಲ ಇದ್ರದ್ ಬೇರ್ ತೆಗ್ದ ಅದನ್ ಒಣಸಿ ಸಿಪ್ಪಿ ತೆಗ್ದ ಅದನ್ನೂ ಪದಾರ್ಥ ಮಾಡ್ಲಕ್ಕಮ್ರ ಮರ್ರೆ. ಕೆಸಿನ್ ಗಂಡಿ ಇದನ್ನೆಲ್ಲ ಮಾಡ್ಲಕ್ಕಮ್ರ, ಹಾಲ್ ಕೆಸ ಮರ ಕೆಸ ಇದನ್ನೆಲ್ಲ ತಕ ಬಂದ ಪತ್ತೋಡಿ ಮಾಡ್ತ್ರಲ್ಲ, ತಿಂಬುಕೆಷ್ಟು ಒಳ್ಳೆ ಇರುತ್ತಲ್ದ. ಕೆಸಿನಲ್ಲಿ ತಕ ಬಂದ ಚಂದ ಮಾಡಿ ತೊಳೆದ ಅದನ್ನ ಹದಾಸಿ ಬೆಚ್ಕಂಡ ಅಕ್ಕಿ ಮಸಾಲೆ ಉದ್ದ ಎಲ್ಲ ಹಾಕಿ ಅರ್ಧ ಅದ ಚಂದ ಹಚ್ಚಿ ಅದನ್ ಸುತ್ತಿ ಭಕ್ತಿ ಮಾಡಿ ಅದನ್ ಬೇಯಿಸುದ. ಕಡಿಕೆ ಅದ್ ಬೆಂದ್ರ ಮೇಲೆ ಸಣ್ಣ ಸಣ್ಣದ್ ಕೊಚ್ಚಿ ಅದಕ್ಕೆ ಕಡ್ಲಿ ಬಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಹಾಕುದ್. ಎಷ್ಟು ಒಳ್ಳೆ ಇರತ್ ಗುದಿತಾ? ಗೆಂಡಿ ಅಂದ್ರೆ ಬರೀ ಕ್ಯಾನಿ ಗೆಂಡಿ ಕೊನಿ ಗೆಂಡಿ ಇಷ್ಟೇ ಅಲ್ಲ ಮರ್ರೆ, ಮಸನ್ ಗೆಂಡಿ ಸುವರ್ಣ ಗೆಂಡಿ ಉಳ್ಗೆಂಡಿ ಇದೆಲ್ಲ ಮಾಡ್ತಮ್ರ. ಈ ಉಳ್ಗೆಂಡಿ ಅಂದ್ರೆ ಅಂತ ಗೊತ್ತಿತ್ತಾ? ಉಳ್ಗೆಂಡಿ ಅಂದ್ರೆ ಅದೊಂದ್ ಬೀಳಗ ಪುದಮ್ರ ಕಾಣಿ. ನೀವ್ ಇವತ್ತೆಷ್ಟೊತ್ತಿಗೆ ನೆನ್ಸಿ ಇಟ್ಟಿದ್ಯೋ ನಾಳಿಗೆ ಅಷ್ಟೊತ್ತಿಗೆ ಏನ್ ತೆಗಿಕಮ್ರ, ತೆಗ್ದ ಕೊಚ್ಚಿ ಅದನ್ನು ಅವಂಟಿಕಾಯಿ ಸೊಪ್ಪಿನ ಒಟ್ಟಿ ಹಾಕಿ ಬೇಯಿಸಿ ಅದನ್ನ ಹುಡಿ ಹಾಕುದಮ್ರ. ಇದ್ ಗಂಜಿ ಒಟ್ಟಿಗೆ ಒಳ್ಳೆ ಹತ್ತಮ್ರ ಕಾಣಿ. ಈಗ ಮತ್ತೊಂದ್ರ ಬಗ್ಗೆ ಕೇಳಿ. ಕೊಟ್ಟಿ ಕೊಟ್ಟಿ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಕೊಟ್ಟಿನ ಮುಂಕನಲ್ಲಿ ಹರ್ಷಿನಲ್ಲಿ ಹೆಲ್ಸಿನಲ್ಲಿ ಸಾಗೋನಿಯಲ್ಲಗೆ ಹೆಲ್ಸಿನ ನಿನ್ ಕಡ್ಬೆಲ್ಲ ಮಾಡ್ತಮ್ರ ಕಾಣಿ. ಈ ಮುಂಕನಲ್ಲಿ ಇತ್ತಲ್ಲ ಅದೊಂದ್ ಸಪೂರ ಎಲೆ ಮರ್ರೆ, ಅದ್ರ ಮುಳ್ಳುಳ್ಳಿರತ್ತಮ್ರ. ಆ ಮುಳ್ಳೆಲ್ಲ ತೆಗ್ದ ಕೊಟ್ಟಿ ಶೆಟ್ಟಿ ಬಂದ ಹಾಕಿ ಕಡ್ಬ್ ಮಾಡುದಮ್ರ, ಒಳ್ಳೆ ಇರುತ್ತಮ್ರ ಮರ್ರೆ. ನಾನಂತೂ ಅದನ್ನಿನ್ನೂ ತಿನ್ಲ, ನೀವೆಲ್ಲ ತಿಂದಿರ್ಯಾ? ಈ ಆಗಳಿನ ಕಾಲದಲ್ಲೆಲ್ಲ ಎಷ್ಟ್ ಗಟ್ಟಿ ಮರ್ರೆ, ನಾವು ಕಂಡ್ರೆ ದಿನಕ್ಕೊಂದೊಂದು ನೋವು ಅಂದಳಿ ಹೇಳತ್ತ. ಅವ್ರ ಹ್ಯಾಂಗ್ ಗೊತ್ತಿದ್ದ ಇಷ್ಟ್ ಗಟ್ಟಿ? ಅದ್ ನಂಗೆ ಅಜ್ಜಿ ಹೇಳ್ರ ಮೇಲೆ ಗೊತ್ತಾದ್ದ. ಅವ್ರ ದಾಸನ್ ಸೊಪ್ಪಿನ ದೋಸಿ, ಮೊಡ್ಯಾಳ್ ಸೊಪ್ಪಿನ ದೋಸಿ, ಮೂಲಂಗಿ ಸೊಪ್ಪಿನ ದೋಸಿ, ಓರ್ ದೋಸಿ ಹಿಂಗೆ ತರತರದ ದೋಸಿ ಎಲ್ಲ ಮಾಡ್ಕೊಂಡ್ ತಿಂತಿದ್ದೀರಮ್ರ. ಈ ದಾಸನ್ ಸೊಪ್ಪಿನ ದೋಸಿ, ಮೊಡ್ಯಾಳ್ ಸೊಪ್ಪಿನ ದೋಸಿ ಇದೆಲ್ಲ ಬೆನ್ನೋವಿಗೆ ಹೇಳ ಮಾಡ್ಸೋದ್ ಔಷಧಿ ಅಮ್ರ ಕಾಣಿ. ಆಗಳಿಗೆ ಪುಸ್ತಕದಾಗ ಒಂದ್ ಕತಿ ಬಂದಿದ್ದ. ಈ ಮಿಡತೆ ಬತ್ತಲ್ಲ ಅವಲ್ಲ ಕುದುರೆ ಅಂತತ್ತಲ್ಲ, ಅದ ವಯಸ್ಸಾಕದ ಸುರಿಗೆ ಮಳಗಲಕ್ ಬೇಕಂದಳಿ ಅದ್ ತಿಂಡಿ ಎಲ್ಲ ಒಟ್ಟಾಕಿ ಬೆಚ್ಕೊಂಡಿದ್ದಿತ್ತಮ್ರ ಕಾಣಿ. ಮತ್ತೊಂದ್ ಕುದುರೆ ಎಂತದು ಮಾಡ್ದೆ ಲಾಸ್ಟಿಗೆ ಹೊಸ್ಕ ಸತ್ತೆ ಹೋಯ್ತಮ್ರ. ಮಳಗಲ್ದಂಗ್ ಬೇಕಪ್ಪು ಸೌದಿ ತಿಂಡಿ ಇದನ್ನೆಲ್ಲ ವಯಸ್ಸಾಕ್ದಂಗ್ ಒಟ್ಟಾಕಿ ಬೆಚ್ಕೊಂಡನೆ ಜಾಣ ಅಮ್ರ. ಈಗ ಆಗಳಿನರ್ ಎಂತ ಮಾಡ್ತಿದ್ದೀರಮ್ರ ಗುದಿತ? ಗೆಣ್ಗ ದಾನಿ ಇದನ್ನೆಲ್ಲ ಬೇಯಿಸಿ ಒಂದ್ ಏಳೆಂಟು ಬಿಸಿಲಾರ ಮೇಲೆ ಅದನ್ ರಾತ್ರಿ ನೆನ್ಸಿ ಇಡುದಮ್ರ, ಬೆಳಗ್ಗೆ ತೆಗ್ದ ಅದನ್ ಒಗ್ಗರಣೆ ಹಾಕುದಮ್ರ ಮರ್ರೆ. ಕಂಡ್ರ್ಯಾ ಈ ದಾನಿ ಗೆಣ್ಗ ಇದನ್ನೆಲ್ಲ ಚಂದ ಮಾಡಿ ತಿಕ್ಕಿ ತೊಳೆದ ಇದನ್ ಬೇಯಿಸಿ ಒಣಸಿ ಡಬ್ಬಿಗಾಕಿ ಬೆಚ್ಕೊಂತಿದ್ದೀರಮ್ರ. ಕಡಿಕೆ ಅದನ್ ಮಳೆಗಾಲದಂಗ್ ತೆಗ್ದ ತಿಂಡಿ ಮಾಡ್ತಿದ್ದೀರಮ್ರ. ಕಂಡ್ರ್ಯಾ ಹಳೆಯರ್ ಮಂದಿ ಅಂದ್ರೆ ಎಷ್ಟುರ್ಕಲ್ಲ. ಇಷ್ಟ ಅಲ್ಲ, ಶಾಮ್ಗಿ ಕಾಯಿ ಹಾಲ, ಗೆಣಗಿನ ಕಾಯಿ ಹಾಲ ಇದೆಲ್ಲ ಮಾಡ್ತಿದ್ದೀರಮ್ರ. ಗೆಣಗ್ ಗೊತ್ತಿತ್ತ, ಗುಟ್ಗೆಣಗ, ಹೆಡ್ಗೆಣಗ, ಇನ್ನು ಬೇರೆ ಬೇರೆ ತರದೆಲ್ಲ ಇದಿತ್ತಮ್ರ. ಕುಂದಾಪುರ ಅಂದ್ರು ಕೂಡ ನಮ್ಗೆ ಎಂತ ನೆನ್ಪಾತ ಹೇಳಿ?
2: ಹಾ, ಗಂಜಿ ಬಜ್ಜಿ. ನಮ್ ಬದೆಗೆ ತರ್ತಾರ ಬಜ್ಜಿ ಎಲ್ಲ ಮಾಡ್ತ್ರಮ್ರ ಕಣಿ. ಅದೆಲ್ಲ ಯಾವ್ದು ಗೊತ್ತಿತ್ತ? ಮಾವಿನ ಹಣ್ಣಿನ ಕುಯ್ದ ಉಪ್ಪು ನೀರಿ ಹಾಕಿ ನೆನ್ಸಿ ಇಟ್ಟ ಅದನ್ ಮಳೆಗಾಲದಂಗ್ ಬಜ್ಜಿ ಮಾಡ್ತ್ರಮ್ರ. ಇದ್ರ ಹೆಸರಂತ ಗೊತ್ತಿತ್ತ? ಕೊಯ್ಸ್ಕಾಯಿ ಬಜ್ಜಿ ಅಂದಳಿ. ಇನ್ನೊಂದ್ ಹೆಲ್ಸಿನ ಹಣ್ಣು ಬತ್ತಲ್ಲ, ಅದ್ರ ಗೂಂಜಿನ ಕೊಯ್ದ ಉಪ್ಪಿಗೆ ಹಾಕಿ ಅದನ್ನ ಬಜ್ಜಿ ಮಾಡ್ತ್ರಮ್ರ. ಮರ್ರೆ ಇದ್ನೆಲ್ಲ ಉಪ್ಪಿಗೆ ಹಾಕುದ ವಯಸ್ಸಾಗ್ದಂಗೆ, ಅದನ್ ಬಜ್ಜಿ ಮಾಡೋದ ಮಳೆಗಾಲದಂಗೆ. ಕಡಿಕೆ ಅತ್ತಿಕಾಯಿ ಬತ್ತಲ್ಲ, ಇದೊಂಥರ ಕಾಂಬುಕೆ ಅಂಜೂರದ ಕಂಡ ಇರುತ್ತಮ್ರ. ಇದನ್ ಗುದ್ದಿ ಬೇಸಿ ಅರ್ಧ ಬಜ್ಜಿ ನೋಡುದಮ್ರ. ಕಡಿಕೆ ಚೊತ್ತಿ ಸೊಪ್ಪಿನ ಬಜ್ಜಿ, ಉರ್ಗನ್ ಸೊಪ್ಪು, ಇದನ್ ಕೆಲವರೆಲ್ಲ ಒಂದಲ್ಗ ಅಂತ ಕರಿತ್ರಮ್ರ. ಇದ್ದದ್ದು ಬಜ್ಜಿ ಮಾಡ್ತ್ರಮ್ರ. ಕಡಿಕೆ ಕೆಸನ್ ಬಜ್ಜಿ, ದಾನಿ ಬಜ್ಜಿ, ದಾನಿನ ಒಲೆಗೆ ಹಾಕಿ ಸುಟ್ಟ ಅದನ್ ಬಜ್ಜಿ ಮಾಡ್ಕ ತಿಂದ್ರಿತ್ತಲ್ಲ, ಗಂಜೊಟ್ಟಿಗೆ ಒಳ್ಳಾರ್ತಮ್ರ. ಕೂಳ್ ಬೇಡ ಅಂದ್ರು ದೂರ ದುಡ್ಕೊ ಬರ್ತಮ್ರು ಮರ್ರೆ. ಕಡಿಕೆ ಬಜ್ಜಿ ಎಲ್ಲ ಆಯ್ತಲ್ಲ, ಹೊಡಿಯಕೋಕೆ ಅಂತ ರುಬಾಡ್ದ? ಹಾ, ಪಾಂಡರ್ ಹೊರ್ಗಿ, ಬೋಲ್ ಹೊರ್ಗಿ, ನುಗ್ಗಿ ಸೊಪ್ಪು, ನುಗ್ಗಿ ಹೂವಾಗ ಹೆಲ್ಸಿನಕಾಯಿ ಬತ್ತಲ್ಲ ಅದನ್ನ ಉಪ್ಪಿಗೆ ಹಾಕಿ ಇಡುದ, ಅದನ್ನ ಹೊಡಿ ಹಾಕುದಮ್ರು ಮರ್ರೆ. ಕಡಿಕೆ ಕಣಲಿ ಪದಾರ್ಥ, ಮುರಿ ನೋಡ್ ಸಾರ, ಡಿವಲ್ಸಿನಕಾಯಿ ಪದಾರ್ಥ, ಇದೆಲ್ಲ ಎಷ್ಟು ಒಳ್ಳೆ ಇರುತ್ತಮ್ರು ಗುದಿತ. ಕಡಿಕೆ ಮೊದ್ಲು ಮೊದ್ಲು ಮಳೆ ಇರುತ್ತಲ್ಲ ಅಷ್ಟೊತ್ತಿಗೆ ಗೋಟ ಅಣ್ಬ, ಹೆಗ್ಗುಳ್ಳಿ ಅಣ್ಬ, ಎಣ್ಣೆ ಅಣ್ಬ, ಮುಚ್ಚ ಅಣ್ಬ, ನೆರಳ ಅಣ್ಬ, ಹಾಡಿ ಅಣ್ಬ, ಅಯ್ಯಬ್ಬ ಸೋಲತ್ತಿಲ್ಲ, ಇದೆಲ್ಲ ತಕ್ಕ ಬಂದು ಹೊರ ಹಾಕುದಂದ್ರೆ ಮರ್ರೆ. ಅದ್ರ ಹುಳಗಿಳ ಇಳಿದಿರ್ಸೋ ಅಷ್ಟೇ, ಮತ್ತೆ ಅಂತ ಇದ್ರ ಗಂಜಟ್ಟಿ ಒಳ್ಳೆ ಸೇರತ್ತ. ಆಗಲಿಕ್ಕೆ ಬಡೂರ್ ಮನೆಗೆಲ್ಲ ಅಕ್ಕಿ ಇರ್ತಿರ್ಲಿಲ್ಲ ಅಂಬ್ರ, ಹಂಗಪ್ಕೊಯಿ ಅವರೆಲ್ಲ ಬೆದ್ರಕ್ಕಿ ಗಂಜಿ, ಹುಲ್ಬತ್ತಕ್ಕಿ ಗಂಜಿ ಎಲ್ಲ ಮಾಡ್ಕೊಂಡಿದ್ದೀರಂಬ್ರ. ಮಕ್ಕಳಿಗೆ ಹುಲ್ಬತ್ತಕ್ಕಿ ಉಂಡಿ, ಅಕ್ಕಿ ಹೊಡಿ, ಕಡಿಕೆ ಭತ್ತ ಕುಟ್ಟಿ ತಲಿ ತಲಿ ಕಡಿ ಅಕ್ಕಿ ಬತ್ತಿದ್ದಿತ್ತಲ್ಲ ಅದನ್ನ ಉಪ್ಪಿಟ್ಟು ಮಾಡ್ತಿದ್ದೀರಂಬ್ರ. ಕಡಿಕೆ ಹಂಚೋಳಿ ಗೊತ್ತಿಲ್ಲ ನಿಮ್ಗೆಲ್ಲ? ಹಂಚೋಳಿ ಅಂದ್ರೆ ಕೆಲವರೆಲ್ಲ ಹಂಚಟ್ ಅಂತ ಹೇಳ್ತಾರಂಬ್ರ. ಮಾವಿನ ಹಣ್ಣಿನ ಕೆತ್ತಿ ಅದ್ರ ರಸ ತೆಗ್ದು ಅದಕ್ಕೆ ಉಪ್ಪು ಕಾರ ಎಲ್ಲ ಹಾಕಿ ಗೆರ್ಸಿ ಮೇಲೆ ಕಾಟನ್ ಬಟ್ಟಿ ಹಾಕಿ ಒಂದ್ ಮೂರ್ನಾಲ್ಕು ದಿನ ಅದ್ರ ಮೇಲೆ ಹಾಕಿ ಒಣಸುದಂಬ್ರ. ಕಡಿ ಒಚ್ಚೊಚ್ಚಕ ತಿಂದಿದಂಬ್ರ ಮರ್ರೆ. ಉಪ್ಪು ಕಾರ ಎಲ್ಲ ಹಾಕಿ ಮಾಡಿರ್ತಲ್ಲ ಒಳ್ಳೆ ಅತ್ತಂಬ್ರ. ಕಡಿಕೆ ಹೆಲ್ಸಿನ ಹಣ್ಣು ಬತ್ತಲ್ಲ ಇದನ್ನು ಮಾಡ್ಲಕ್ಕಂದ್ರ ಮರ್ರೆ, ಹೆಲ್ಸಿನ ಹಣ್ಣಿನ ಬೇಸಿ ಹಂಗನೇ ಬಂದ್ರು. ಕಡಿಕೆ ಈಗ ಮದಿ ಹೊಸ್ತಲ ಬತ್ತಲ್ಲ ಹಾಂಗೆ ಅಗಳಿಕೆ ಆಸಡಿ ಸಮಾನ ಅಂತಿದ್ದಿತ್ತಂದ್ರ. ಕಣ್ಣಿಂಗೆಲ್ಲ ಬೇಜಾರಪ್ಪಾಗಲ್ಲ, ಏನಂತ ಬರೀ ಬಾಯ ಬಿಟ್ರು ಸೊಪ್ಪು ಸದಿ ಅಂತತ್ತ ಅಂದಳಿ. ಹಾ ಅಗಳಿಕೆ ಮದಿ ಹೊಸ್ತ್ರಂಗೆ ಮದ್ಮಕ್ಕಳ ಅವ್ರ ಮನೆಯರು ಎಲ್ಲರೂ ಬಂದು ಒಳ್ಳೆ ಸಮಾನ ಕಂಡ ಗಾತಿದ್ದಿತ್ತಂಬ್ರ ಕಣಿ ಆಸಡಿ ಹಬ್ಬಕ್ಕೆ. ನಾನ್ ಗೌರಿ ಬಗ್ಗೆನೂ ಹೇಳ್ತೆ ಕೇಳಿ, ಚಟ್ಲಿ ಬಜ್ಜಿ, ಒಣಕಟಿ ಬಜ್ಜಿ, ಈ ಮುಳಿ ಸುಕ್ಕ, ಕೋಳಿ ಸುಕ್ಕ, ಬಂಡ ಸುಕ್ಕ, ಕಳಿನಡು ಸುಕ್ಕ, ಚಾಟಿ ಮೀನಿಗ್ ಸುಕ್ಕ, ಇದೆಲ್ಲ ಗಂಜಿಯೊಟ್ಟಿಗಿದ್ರೆ ಎಷ್ಟು ಒಳ್ಳೆ ಆಗ್ತಲ್ಲ. ಕಡಿಕೆ ಜಾರಿನ ಹಿಡ್ಕ ಬಂದ ಅದನ್ನ ಒಲೆಗೆ ಹಾಕಿ ಸುಟ್ಟ ಬಜ್ಜಿ ಮಾಡ್ತ್ರಮ್ರ, ಅದು ಒಳ್ಳೆ ಆಗ್ತಂಬ್ರ. ಕತ್ತ ಬಂಗಡಿ ತಕ ಬಂದ ಅದನ್ನು ಒಲೆಗೆ ಹಾಕಿ ಸುಟ್ಟ ಅದನ್ನು ಬಜ್ಜಿ ಮಾಡ್ತ್ರ, ಅದೆಷ್ಟು ಒಳ್ಳೆ ಆಗ್ತ ಗೊತ್ತಿತ್ತ? ಹಾ, ಇದನ್ ಬಿಟ್ನಲ್ಲ ಮರ್ರೆ, ಏಳಿ ಇತ್ತಲ್ಲ ಅದ್ರ ಓಡಿಗೆ ಅಕ್ಕಿ ಮೆಣಸ ಬೇರೆ ಸಾಮಾನ ಎಲ್ಲ ಹಾಕಿ ಅದಕ್ಕೆ ಹಚ್ಚುದಮ್ರ. ಕಡಿಕೆ ಮೀನ್ ಹೊರಿತಿಲ್ಯ, ಹಾಗೆ ಅದನ್ ಕಾವಲಿಗೆ ಹಾಕಿ ಹೊರಿದ್ರ ಮರ್ರೆ, ಎಷ್ಟು ಒಳ್ಳೆ ಹತ್ತುತ್ತ ಅಂತ ಹೇಳ್ತಿದ್ದೆ ನನ್ನ ಅಜ್ಜಿ. ಆ ನಾ ಇದೆಲ್ಲ ತಿನ್ನೇ ಇಲ್ಲ ಮರ್ರೆ, ಇದೆಲ್ಲ ಆಗಳಿತ್ ಮಾಡ್ತಿದ್ದೀರಮ್ರ. ಕಡಿಕೆ ಈ ಮುರಿ ನೋಡಿತ್ತಲ್ಲ ಅದನ್ನ ಮೀನ್ ಸಾರಿ ಹಾಕ್ತಿದ್ದೀರಮ್ರ ಹುಳಿ ಬದ್ಲಿಗೆ. ಈಗಲೂ ಕೆಲವ್ರು ಕೆಲವ್ರ ಮನೆಗೆಲ್ಲ ಹಿಂಗಿಂದೆಲ್ಲ ಹಾಕ್ತ್ರ ಆ ನಮ್ ಮನೆಗೆಲ್ಲ ಹಾಕುದ್ ಕೈ ಮಾಡಿ ಸುಮಾರು ಟೈಮ್ ಆಯ್ತಂಬ್ರ ಕಾಣಿ. ನಮ್ ಊರು, ನಮ್ ಆಚಾರ ವಿಚಾರ, ನಮ್ ಭಾಷೆ ಇದೆಲ್ಲದನ್ನು ಬೆಳೆಸ್ತಾ ಉಳಿಸ್ತಾ ಹೋಪಂಬುದೇ ನನ್ನ ಆಶಯ. ಕೆಲವ್ರ ಕೆಲವ್ರ ಮನೆಗೆ ಇದೆಲ್ಲ ಇನ್ನೂ ರೂಢಿಯಲ್ಲಿತ್ತ, ಆದ್ ಕೆಲವ್ರು ಮಾತ್ರ ಹೊಸ ಪ್ರಪಂಚಕ್ಕನುಗುಣವಾಗಿ ಬದಲಾತಿದ್ರಷ್ಟೇ. ಇದ್ರ ಬಗ್ಗೆ ಮಾತಾಡೋಕೆ ಇಷ್ಟೊತ್ತು ಕೊಟ್ರು ಸಾಕಾತಿಲ್ಲ ಮರ್ರೆ, ಈಗ ಟೈಮ್ ಆಯ್ತ, ನಾ ಹೋಯ್ ಬತ್ತೆ ಅಕ್ಕ, ಮತ್ತೆ ಸಿಕ್ವ. ನಾ ಹೇಳದ್ದೆಲ್ಲ ಕೇಳ್ದಿರಿಯಲ್ಲ, ಇದ್ರ ನೀವ್ ಯಾವ್ದಾದ್ರು ತಿಂದಿದ್ದಿದ್ರೆ ಅಮ್ಮತ್ರ ಮಾಡಿ ಕೊಡಕ್ ಹೇಳಿತ್ತೀನಿ, ಒಳ್ಳೇರತ್ತಮ್ರ. ನಾನ್ ಹೋಯ್ ಬತ್ತೆ ಅಕ್ಕ. ಕೇಂತಾ ಇವಿ ರೇಡಿಯೋ ಕುಂದಾಪ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಧನ್ಯವಾದಗಳು.
3: ವಿಶ್ವ ಕುಂದಾಪುರ ಕನ್ನಡ ದಿನ.
4: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
0: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
5: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಾಪುರಂದಾಣೆ. ಹೋಯ್ ನಮಸ್ಕಾರ ಮರ್ರೆ. ಇವತ್ತು ನಮ್ಮ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಲ್ಲದೆ ನಮ್ಮ ಕುಂದಾಪುರ ಕನ್ನಡ ಅಂದ ಒಂದು ಭಾರಿ ಲೈಕಿನ ಭಾಷೆ, ಹಂಗೆ ಅದು ನಮ್ಮ ಬದುಕು ಕೂಡ ಹೌದಲ್ದ. ಎಂತ ಕೇಳಿ, ಮಗು ಹುಟ್ಟಿದಳಿಕೆ ಮೊದಲು ಕೂಗುದೇ ಅಮ್ಮ ಅಂತ ಹೇಳಿ, ಹಂಗೆ ನಾವು ಹುಟ್ಟಿ ಬೆಳೆದ ಊರು ಭಾಷೆ ನಮ್ಮ ಕೊನೆಯ ಉಸಿರಿರೋ ತನಕ ನಮ್ಮ ಉಸಿರಿನ ಒಂದೊಂದು ಕಣ ಕೂಡ ಅದೇ ಆಗಿರುತ್ತಲ್ದ. ಬದುಕುವುದಕ್ಕೆ 100 ಭಾಷೆ ಆದರೆ ಜೀವಿಸುವುದಕ್ಕೆ ಒಂದೇ ಭಾಷೆ, ಅದೇ ನಮ್ಮ ಅಬ್ಬಿ ಭಾಷೆ. ಅದರಲ್ಲೂ ನಮ್ಮ ಕುಂದಾಪುರ ಕನ್ನಡ ಅಂತ ಹೇಳೋದು ನಮ್ಮ ಹಿರಿಮೆಯ ಗರಿಯನ್ನು ಎತ್ತಿ ಹಿಡಿಯುವ ಒಂದು ಭಾಷೆ ಅಂದರೆ ಅದು ತಪ್ಪಾತಿಲ್ಲ ಅಲ್ದ. ನಮ್ಮ ಕುಂದಾಪುರ ಕನ್ನಡ ತಂದೆ ಆದ ಸೊಗಡು ಪದಗಳ ಬಳಕೆ ಹೊಂದಿದೆ ಅಲ್ದ ಮರ್ರೆ. ಎಂತ ಕೇಳಿಕಂಬ, ನಾವು ಎಲ್ಲಿಗಾರು ಹಾದಳಿಕೆ ನಮ್ಮ ಮಾತು ಕೇಳಿ ಕೂಡ್ಲೆ, ಹೋ ನೀವು ಕುಂದಾಪುರದವ್ರೆ ಮರ್ರೆ ಅಂತೇಳಿ ಕೇಂದಳಿಕೆ, ನಮ್ಗಾಪ ಖುಷಿಯೇ ಬೇರೆ. ಎಂತ ಕೇಳಿ, ನಮ್ಮ ಭಾಷೆಗಿರುವ ಒಂದು ಗತ್ತು ದೌಲತ್ ಬೇರೆ ಯಾವ ಭಾಷೆಗೂ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾತಿಲ್ಲ ಅಂದೇಳಿ ಹೇಳುದು ನನ್ನ ಒಂದು ಅಭಿಪ್ರಾಯ. ನಮ್ಮ ಕುಂದಾಪುರ ಕನ್ನಡವೇ ಹಾಂಗೆ ಅಲ್ಲದೆ ಭಿನ್ನ ವಿಭಿನ್ನವಾದ ಒಂದು ದಾಟಿ ಮತ್ತು ಶೈಲಿಯನ್ನು ಹೊಂದಿದೆ ಅಂದ್ರೆ ಹೇಳುಕ್ಕೆ ನಮ್ಗೆ ಹೆಮ್ಮೆ ಹತ್ತಲ್ದ. ನಮ್ಮ ಸಂಸ್ಕೃತಿಯ ಒಂದು ಭಾಗ ಅಂದರೆ ಅದುವೇ ನಮ್ಮ ಕರಾವಳಿ. ಎಂತ ಕೇಳಿಕಂಬ, ಪ್ರತಿ ವರ್ಷ ಆಸಡಿ ಅಮಾವಾಸ್ಯೆ ದಿನ ಅಂದರೆ ನಮ್ಮ ಕರ್ಕಾಟಿ ಅಮಾವಾಸ್ಯೆ ದಿನ ವಿಶ್ವ ಕುಂದಾಪುರ ಕನ್ನಡ ದಿನವನ್ನಾಗಿ ನಾವು ಸಂಭ್ರಮ ಸಡಗರದಿಂದ ಈಗ ಆಚರಣೆ ಮಾಡ್ತೈತಲ್ದ. ನಮ್ಮ ಭಾಷೆ ಬದುಕಿಗೆ ಸಿಕ್ಕಿದ ಒಂದು ಸನ್ಮಾನದ ದಿನ ಅಂದರೆ ಅದೇ ನಮ್ಮ ಕುಂದಾಪುರ ಕನ್ನಡ ದಿನ. ನಮ್ಮ ಕುಂದಾಪುರ ಕನ್ನಡಕ್ಕೆ 1000 ವರ್ಷದ ಇತಿಹಾಸ ಇರುವ ಒಂದು ಭಾಷೆ ಅಂದಳಿ ಹೇಳಕ್ಕ. ನಮ್ಮ ಕುಂದಾಪುರ ಕನ್ನಡದ ಒಗಟು ಗಾದೆ ಮಾತು ಹಾಡು ಕುಣಿತ ಇದೆಲ್ಲ ನಾವು ಹುಟ್ಟುವತ್ತಿಗೆ ನಮ್ಮನ್ನು ಅಂಟ್ಕೊಂಡು ಬಂದಿತ್ತಲ್ದ. ಅದು ಹೇಳೋಕ್ಕೆ ನಮ್ಗೆ ಒಂದು ಹೆಮ್ಮೆ ಮತ್ತು ಖುಷಿ. ಇನ್ನು ನಮ್ಮ ಕುಂದಾಪುರದ ಹಬ್ಬಗಳ ಆಚರಣೆ ತಿಂಡಿ ತಿನಿಸು ನಮ್ಮ ಕುಂದಾಪುರದ ಸ್ವಗಡ ಇದ್ರ ಬಗ್ಗೆ ಎಲ್ಲ ಒಂಚೂರು ಮಾತಾಡಲೇಬೇಕು. ಎಂತ ಕೇಳಿಕಂಬ, ನಾವು ಹುಟ್ಟಿ ಬೆಳೆದ ಊರು, ನಾವು ಕಲ್ತ್ಕೊಂಡು ಬಂದ ಭಾಷೆ, ನಾವು ಆಚರಿಸ್ಕೊಂಡು ಬಂದ ಹಬ್ಬ, ನಾವು ಆಡ್ತಿರೋ ಆಟ ಪಾಠ ಇದೆಲ್ಲ ಈಗ ಸ್ವಲ್ಪ ಕಮ್ಮಿ ಆಗ್ತಿದ್ರು ಕೆಲವೊಂದು ಬದಗೆ ನಮ್ಮ ಕುಂದಾಪುರ ಕನ್ನಡದ ಸೊಗಡನ್ನು ಎತ್ತಿ ಹಿಡಿಯುವಂಥ ಆಟೋಟಗಳು ಹೀಗೆ ಎಲ್ಲವನ್ನ ಒಂದ್ಸಲ ನೆನಪು ಮಾಡ್ಕೊಂಬಂಗಾರಲ್ದ. ಅಲ್ಲ ಮರ್ರೆ, ನಾವು ಕೆಲವೊಂದ್ಸಲ ಮಾತಾಡು ಹೊತ್ತಿಗೆ ಹೇಳತ್ ಕಾಣಿ, ಆಗಿನ ಕಾಲು ಅಲ್ಲ ವಂಡರ್ ಕಂಬಳು ಅಲ್ಲ ಅಂದ ಹೇಳಿ. ಎಂತಕ್ಕಂದ್ರೆ ಆಗಿನ ಕಾಲುವೆ ಹಾಂಗಿದ್ದೀತು, ಈಗ ನಾವು ಬಾಯಿಗೆ ರುಚಿ ಅದ ತಿಂಡಿಗಳನ್ನು ಮಾಡ್ಕೊ ತಿಂದ ಆ ಬದಿಯಲ್ಲ ಆರೋಗ್ಯನೂ ಹಾಳ ಈ ಬದಿಯಲ್ಲ ಖರ್ಚು ಜಾಸ್ತಿ. ಆದ್ರೆ ಆ ಗಳಿಕೆಲ್ಲ ಹಂಗಲ್ದೆ ನಮ್ ಕುಂದಾಪುರ ಬದಿಯಲ್ಲಿ ವಾವ್ ಎಂತ ತಿಂಡಿ ಮರ್ರೆ, ಅಲ್ಲ ಕಾಣಿ ಅದು ಎಂತ ಪದಾರ್ಥ ಮರ್ರೆ, ಎಷ್ಟು ಲಾಯಕ್ ಆಯ್ತು ಅಂದೇಳಿ ಹೇಳ್ತಾ ಇತ್ತು. ಎಂತಕ್ಕಂದ ಹೇಳ್ರೆ ಆ ಗಳಿಕೆ ಮಾಡುವಂತ ಅಡಿಗೆ ಕೂಡ ಹಂಗೆ ಇದ್ದೀತಾಯ್ತ. ನಾನೇ ಎಷ್ಟೋ ಸಲ ನನ್ನ ಫ್ರೆಂಡ್ ಹತ್ರ ಎಲ್ಲ ಹೇಳದಿತ್ತ, ಏ ನಮ್ಮನೆ ಅಬ್ಬಿ ಒಂದು ಅಡಿಗೆ ಮಾಡಿದಾಳು ಮಾರಯ್ಯ ಎಷ್ಟು ಲಾಯಕ್ ಇತ್ತು ಅಂತ ಹೇಳ್ರೆ, ನಾನು ಸಮ ತಿನ್ಕ ಮನಿ ಕಂಡೆ ಮಾರಯ್ಯ ಅಷ್ಟು ಲಾಯಕ್ ಇತ್ತು ಕಾಣಿ, 8 ಸಲ 3 ಸಲ ಹೈಕಂಡೆ ಕೈ ಬೆರಳಲ್ಲ ಸೀಂಬಿ ಸೀಂಬಿ ಸಾಕಾಯ್ತು ಅಷ್ಟು ಲಾಯ್ಕ್ ಮಾಡಿ ಮಾಡಿದಾಳ ನಮ್ಮನೆ ಅಬ್ಬಿ ಅಂತ ಹೇಳದಿತ್ತು. ಹಂಗೆ ಅವ್ರು ಮಾಡೋ ತಿಂಡಿಗಳು ಕೂಡ ಹಂಗೆ ಅಷ್ಟು ಲಾಯ್ಕ್ ಮಾಡಿ ಮಾಡ್ತಿದ್ರು. ಆದ್ರೆ ಈಗ ಹೆಂಗೆ, ಈಗ ಮಾಡ್ಕಲ್ಲ ಅನ್ನೋ ಉದ್ದೇಶದಿಂದ ಮಾಡತ್ತ, ಮತ್ತ ನಾವು ಮಾಡುವಂತ ಪಾತ್ರೆ ಕೂಡ ಹಂಗೆ ಇತ್ತಾಯ್ತ. ಆಗಳಿಕಿನ ಪಾತ್ರ ಅವ್ರು ಬಳಸುವಂತ ಅಡಿಗೆ ಮಾಡುವಂತ ರೀತಿ ನೀತಿಗಳು ಕೂಡ ಅಷ್ಟೇ ಅಚ್ಚುಕಟ್ಟಾಗಿತ್ತ, ಹಾಗೆ ಅದಕ್ಕೆ ಪ್ರೀತಿ ಕೂಡ ಸೇರಿಸಿ ಮಾಡ್ತಿದ್ರಾಯ್ತ. ಎಂತಕ್ಕೆ ಈ ಮಾತು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ನಮ್ಮನೆ ಅಜ್ಜಿ ಒಂದು ಕತೆ ಹೇಳ್ತಿದ್ದಾಳೆ ಆಗಲಿಕ್ಕೆ, ನಂಗೆ ಅದನ್ನ ಕೇಂಡ ಈಗ ಆ ಕತೆ ನೆನಪಾಯ್ತು ಕಣಿ, ನಿಮಗೂ ಕೂಡ ನಾನು ಈ ಕತೆನ ಹೇಳ್ತೆ ನೀವು ನೆನಪಾರ ನೆನಪು ಮಾಡ್ಕಣಿ ಆಯ್ತಾ. ಎಂತ ಅಂತ ಹೇಳಿದ್ರೆ, ಆ ಮದಿಯಾಯಿ ಸ್ವಲ್ಪ ದಿನಗೆ ಅಳಿಯ ಬಂದಂಬ್ರೆ, ಆಗಲಿಕ್ಕೆ ಅಪರೂಪಕ್ಕೆ ಅಳಿ ಬಂದಲ್ಲ ಅಂತ ಹೇಳಿ ಮಾಯಿ ಪೈಸು ಮಾಡ್ದಾಳಂಬ್ರೆ. ಮಗಳ ಹತ್ರ ಹೆಣ ನಿನ್ನ ಗಣ್ಣಿಗೆ ಒಂದ್ ಲೋಟಿ ಪೈಸು ಕೊಟ್ಟಿ ಬಾ ಅಂದಳಿ ಹೇಳ್ದಳಂಬ್ರ. ಹೆಂಡತಿ ತಕ್ಕಂಡ ಗಣ್ಣ ಹತ್ರ ಪೈಸು ಕುಡಿ ನಿಮ್ಮರ್ರೆ ಅಬ್ಬಿ ಮಾಡದ್ದ ಅಂದಳಂಬ್ರ. ಆರೆ ಅಳಿ ಹೇಳ್ನಂಬ್ರ, ನಂಗೆ ಪೈಸು ಎಲ್ಲ ಬೇಡ ಮಾರೈತಿ, ನಾ ಪೈಸು ತಿಂತಿಲ್ಲ ಅಂದಂಬ್ರ. ಹಂಗಾರ ಸರಿ ಬಿಡಿ ಅಂದ ಹೇಳಿ ತಕ್ಕಂಡು ಒಳಗ ಹೋದಳಂಬ್ರ. ಹಾಪತಿಗೆ ಅವನ್ ಕೈ ಮೇಲೆ ಒಂದ್ ಹುಂಡ ಪೈಸು ಬಿತ್ತಂಬ್ರ. ಬೀಳುಕು ಈ ಅಳಿ ಅಂತ ಮಾಡ್ದೆ ಅತ್ಲಾಗೆ ಈ ಬದಿ ಆ ಬದಿ ಕಣ್ಣಂಬ್ರ, ಕಂಡು ಕಂಡ ಯಾರು ಇಲ್ಲದ ಕಂಡ್ಕಂಡ ನೆಕ್ ನಂಬ್ರ. ಕೈ ಮೇಲೆ ಇದ್ದ ಪೈಸು ಹೊಟ್ಟಿಗೆ ಹೋಯ್ತಲ್ಲ ಭಾರಿ ಲೈಕಿದ್ದಿತ್ತಂಬ್ರೆ ಪೈಸು. ಈಗ ಪೈಸು ಬೇಕಂದ ಹೇಳ್ರೆ ಮರೇದಿ ಪ್ರಶ್ನೆ, ಎಂತ ಮಾಡುದ ಪೈಸು ಮಾತ್ರ ಭಾರಿ ಲೈಕ್ ಇತ್ತು ಅಂದ ಹೇಳಿ ಆಲೋಚನೆ ಮಾಡ್ತಾ ಈ ಕಣ್ಣಂಬ್ರ. ರಾತ್ರಿ ಕೂ ಮನಿ ಕಂಡ್ರ ಮೇಲೆ ಎಲ್ಲರೂ ಮನಿ ಕಂಡಾಯ್ತಲ್ಲ, ಇನ್ ಎಂತ ಮಾಡುದ, ಹಾಂಗೆ ಹಿಂಗೆ ಕೇಂದ್ರ ಸರಿಯತ್ತಿಲ್ಲ ಅಂದ್ರೆ ಹೇಳಿ ಸೀದಾ ಅಡ್ಗಿ ಮನಿ ಹೋನಮ್ರ. ಹೋಯ್ ಪೈಸದ ಮಡ್ಕಿ ಬಾಯಿ ತೆಗೆದುಕೊಂಡಮ್ರ, ಪೈಸು ಪೂರ್ತಿ ಖಾಲಿ ಐತಮ್ರ. ಅಲ್ಲಿ ಇಲ್ಲ ಆಚಿ ಬದಿ ಈಚಿ ಬದೆಗೆ ಅಳಗಿ ತೂರಗ ಒಂದ್ ತಡಕ ಹಿಡ್ದಿತ್ತಮ್ರ. ಇದ ಎಂತ ಮಾಡುದಂತ ಹೇಳಿ ಅಳಗಿಗೆ ಮಂಡಿ ಹಾಕನಮ್ರ. ಅಂದ್ರೆ ಈ ಕತೆ ಅರ್ಥ ಎಂತ ಗೊತ್ತೀತ, ಆಗಲಿಕ್ ಮಾಡ್ತಿದ್ದ ಮಣ್ಣಿನ ಅಳಗೆಗೆಲ್ಲ ಅಷ್ಟು ಒಂದು ಲಾಯಕ್ ಆತಿದ್ದೀತಾಯ್ತಾ, ಎಂಥದೇ ಅಡ್ಗಿ ಮಾಡ್ಲಿ ಎಂಥದೇ ಮಾಡ್ಲಿ ಅಷ್ಟು ರುಚಿ ರುಚಿಯಾಗಿ ಇರ್ತಿತ್ತ. ಆದ್ರೆ ಈಗಿನ ಕಾಲು ಬೇರೆ ಬಿಡಿ ಅಲ್ದ. ಆದ್ರೂ ಇನ್ನು ಕೆಲವರ ಮನೆಯಲ್ಲಿ ನಮ್ಮ ಮಣ್ಣಿನ ಮಡಕೆಯ ಸುವಾಸನೆ ಇದೆ ಅಂತ ಹೇಳ್ರೆ ತಪ್ಪಾತಿಲ್ಲ. ಅದೆಲ್ಲ ಇರ್ಲಿ ಬಿಡಿ. ಈಗ ನಮ್ ಕುಂದಾಪುರದಲ್ಲಿ ಆಗಳಿಕೆ ಎಂತೆಲ್ಲ ಪದಾರ್ಥ ಮಾಡ್ತಾ ಇದ್ರ ಒಂಚೂರು ನೆನ್ಪ್ ಮಾಡ್ಕೋಪ್ಪ. ಅಲ್ದಂಗಾರೆ ಆಗಳಿಕಿನ ಕಾಲದಾಗೆ ಎಲ್ಲರ ಮನೆಗೂ ಮಾಡ್ತಿದ್ದದು ಒಂದ್ ಅಂತ ಹೇಳ್ರೆ ಗಜ್ಜಿ ಬಜ್ಜಿ, ಉಪ್ಪಿನ ಹೊಡಿ, ಚಟ್ಲಿ ಬಜ್ಜಿ, ಜಗ್ಗಿನ ಕಾಳು ಬಜ್ಜಿ, ಒಣಕಟ್ಟಿ ಮೀನಿನ ಬಜ್ಜಿ, ಚೂರುಗಾಯಿ ಕಡೆ ಬಜ್ಜಿ, ಉರ್ಗನ್ ಸೊಪ್ಪಿನ ಬಜ್ಜಿ, ಅದರಲ್ಲೂ ಮಣ್ಣಿನ ಮಡಕಿಯಲ್ಲಿ ಮಾಡಿದಂತಹ ಮೀನಿನ ಸಾರು, ಅಪರೂಪಕ್ಕೆ ಕೋಳಿ ಸಾರು, ತೆಳ್ಳನ್ ದ್ವಾಸಿ, ದಾನಿ ಪದಾರ್ಥ, ಕೆಸಿನ ಸೊಪ್ಪಿನ ಎಲೆ ಪದಾರ್ಥ, ಚಟ್ಟಿ ಸೊಪ್ಪಿನ ತಾಳ್ಳ, ಉರ್ಗನ್ ಸೊಪ್ಪಿನ ತಾಳ್ಳ, ಬಸ್ಲಿ ಮತ್ತೆ ಮೂವಳಿ ಹಾಕಿ ಒಟ್ಟಕ್ಕಿ ಮಾಡಿದ ಸಾರು, ಹೊರಳಿ ಬಜ್ಜಿ, ಗುಳ್ಳಿ ತಾಳ್ಳ, ಔಟಿಕಾಯಿ ಬಜ್ಜಿ, ಮಾವಿನಕಾಯಿ ಬಜ್ಜಿ, ಹೆಲ್ಸಿನ ಹಣ್ಣಿನ ಬಜ್ಜಿ, ಮುರಿನ ಹಣ್ಣಿನ ಸಾರು, ಮಾವಿನ ಹಣ್ಣಿನ ಸಾರು, ಕಲ್ಲಾಣ್ಬಿನ ಪದಾರ್ಥ, ಹೆಗ್ಗೋಲಿ ಅಣ್ಬಿನ ತಾಳ, ಇದೆಲ್ಲ ಎಲ್ಲರ ಮನೆಗೂ ಮಾಡ್ತಾ ಇದ್ರ ಆಗ. ಆದ್ರೆ ಈಗ ಕೆಲವ್ರ ಮನೆ ಮಾಡ್ತಿರ, ಕೆಲವ್ರ ಮನೆ ಮಾಡುದಿಲ್ಲ. ಈ ಪದಾರ್ಥವೆಲ್ಲ ನಿಮ್ಗ ಒಂದ್ಸಲ ನೆನ್ಪಾದ್ರೆ ನಿಮ್ಮನೆಗೂ ನೀವು ಮಾಡ್ತಾ ಇದ್ರಿ ಅಲ್ದ, ಅದನ್ನ ನೆನಪು ಮಾಡ್ಕಣಿ. ಹಂಗೆ ಪುರ್ಸೋತದ ಅಡಿಕೆ ಇದನ್ನು ಕೂಡ ಒಂದ್ಸಲ ಮಾಡಿ ಆಯ್ತಾ. ಎಂತಕ್ಕೆ ಅಂತ ಹೇಳ್ರೆ ಇದೆಲ್ಲ ಆರೋಗ್ಯಕ್ಕೆ ಎಷ್ಟು ಒಳ್ಳೇದಂತ ಹೇಳ್ರೆ ಅದು ಹೇಳೋಕ್ ಆತಿಲ್ಲ ಕಾಣಿ. ಆರೋಗ್ಯ ಜೋಪಾನ ಮಾಡ್ಕಂಕೆ ಒಂದ್ ಮನೆ ಮದ್ದು ಕೂಡ ಇದೆ ಆತಿತ್ತು. ನಮ್ಮ ಕುಂದಾಪುರ ಬದಿಯಲ್ಲಿ ಎಲ್ಲರ ಮನೆಯಲ್ಲೂ ಮಾಡುತ್ತಿದ್ದ ಆರೋಗ್ಯಕರ ಪದಾರ್ಥಗಳು ಇದ. ಈಗ ಒಂದಿಷ್ಟು ಆಹಾರ ಪದಾರ್ಥದಲ್ಲಿ ಬದಲಾದ್ರು ಹಿರಿಯರು ಯಾರ ಮನೆಯಲ್ಲಿದ್ರ ಅವ್ರ ಮನೆಯಲ್ಲೆಲ್ಲ ಇನ್ನೂ ಕೂಡ ಕೆಲವರು ಮಾಡ್ತಿದ್ರಾಯ್ತಾ. ಆಗಿನ ರುಚಿ ಆರೋಗ್ಯಕ್ಕೆ ಸಂಜೀವಿಯಾದ ಈ ಪದಾರ್ಥಗಳ ಮತ್ತೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಹಿರಿಯರಿಂದ ಕೇಳಿ ತಿಳ್ಕಂಡು ಮಾಡಿ ಹಂಗೆ ಆ ಕ್ಷಣಗಳನ್ನ ಒಂದ್ಸಲ ನೀವು ನೆನಪು ಮಾಡ್ಕಣಿ ಕಾಂಬಂಗಾರಲ್ದ. ಅಲ್ಲ ಮರ್ರೆ, ನಮ್ ಕುಂದಾಪುರ ಕನ್ನಡದಲ್ಲೂ ಒಂದ್ ಗಾದೆ ಮಾತು ಹೇಳ್ತಾ ಇದ್ರು ಕಾಣಿ. ಬಡವ್ರ ಮನಿ ಊಟ ಚಂದ, ಶ್ರೀಮಂತರ ಮನಿ ನೋಟ ಚಂದ ಅಂದ ಹೇಳಿ. ಈ ಮಾತು ಸತ್ಯ. ಎಂತ ಕೇಳಿ ಕಂಬ, ನಮ್ ಕುಂದಾಪುರ ಬದಿಯಲ್ಲಿ ಹೆಚ್ಚಿನವ್ರ ಮನೆಯಲ್ಲಿ ಮಾಡ್ತಾ ಇದ್ದ ತಿಂಡಿ ಆರೋಗ್ಯಕರ ಆಯ್ತು. ಹಂಗೆ ಅದರಲ್ಲಿ ಅವ್ರ ಪ್ರೀತಿಯನ್ನ ಸೇರಿಸಿ ನನ್ನ ಮನೆ ನಮ್ಮವರು ಎಂಬ ಬಾಂಧವ್ಯ ಸಾಮರಸ್ಯ ಕೂಡ ಅದರಲ್ಲಿ ಅಡಗಿರ್ತಿತ್ತಲ್ದ. ಆಗಳಿಕೆ ನಮ್ಮ ಬದಿಯಲ್ಲಿ ಅಲ್ಲಿ ಅಂದ್ರೆ ನಮ್ ಕುಂದಾಪುರ ಬದಿಯಲ್ಲಿ ಹೆಚ್ಚಿನ ಮನೆಯಲ್ಲಿ ಮಾಡ್ತಿದ್ದ ತಿಂಡಿಗಳನ್ನೆಲ್ಲ ಒಂದ್ ಸಲ ಈಗ ನೆನಪ್ ಮಾಡ್ಕಂಬ ಕಂಬ. ನಾನು ನನಗ್ ನೆನಪಾದ ತಿಂಡಿ ಹೆಸರುಗಳನ್ನೆಲ್ಲ ಹೇಳ್ತೆ, ನೀವು ಕೂಡ ಒಂದ್ಸಲ ನಿಮ್ಮ ಮನೆಯಲ್ಲಿ ಎಂತೆಲ್ಲ ತಿಂಡಿ ಮಾಡ್ತಿದ್ರ ಆಗಳಿಕ ಅಂತ ಹೇಳಿ ನೀವು ನೆನಪು ಮಾಡ್ಕಣಿ. ನಿಮ್ಮ ಮನೆಯಲ್ಲಿ ಅಜ್ಜಿ ಅಜ್ಜ ಯಾರು ಇದ್ರೆ ಅವ್ರ ಹತ್ರನು ಕೇಣಿ ಆಯ್ತಾ. ಎಂತಕ್ಕಂದ ಹೇಳ್ರೆ ಈಗ ಜೋರ್ ಮಳಿ ಬಪ್ಪತ್ತಿಗೆಲ್ಲ ಅಕ್ಕಿ ಕಾಳು ಹೊರ್ದ ಚಾಕಣ್ಣು ಮಾಡ್ತಿದ್ರ, ಅದು ನಿಮ್ಗೆ ನೆನ್ಪಿತ್ತ. ಹಾಂಗೆ ಈ ಬಿಳಿ ದಾಸನ್ ಸೊಪ್ಪಿತ್ತಲ್ಲ, ಆ ದಾಸನ್ ಸೊಪ್ಪಿನಿಂದ ಇಡ್ಲಿ ಮಾಡ್ತಿದ್ರ, ಮತ್ತೆ ಹಂಗೆ ದ್ವಾಸಿ ಕೂಡ ಮಾಡ್ತಿದ್ರ. ಇದು ಯಾವ್ದು ಮಾಡೋಕಾಯ್ದಿದ್ರೆ ಗಡ್ಬಿಡಿ ಅತ್ತಂಬಾಗಿದ್ರೆ ಚರು ಮಾಡ್ತಿದ್ರ, ಅದು ನಿಮ್ಗೆ ನೆನ್ಪಿತ್ತ. ಹಂಗೆ ದಾನಿ ಬೇಯಿಸುದಿತ್ತು, ಹೊರಳಿ ಬೇಯಿಸು, ಅದನ್ನ ಕುಟ್ಟಿ ಪುಡಿ ಮಾಡಿ ಕಲಿಸ್ತಿದ್ರ ಹೊರಳಿನ, ಅದು ತಿಂಬಕ್ ಭಾರಿ ಲೈಕ್ ಆತಿತ್ತಾಯ್ತಾ. ಅದರಲ್ಲೂ ಕಡುಕಲಿ ಹಾಕಿ ಕುಟ್ಟುದ ಕೇಂದ್ರಿತ್ತಲ್ಲ, ಆಹಾ ಎಂತ ರುಚಿ ಆತಿತ್ತ. ಆ ಹೊರಳಿನ ಉಂಡಿ ಕಂಡ ಮಾಡಿ ಕೊಡ್ತಿದ್ದಾಳ ನಮ್ಮನೆ ಅಬ್ಬಿ, ಅದು ನನಗೆ ಇನ್ನೂ ಕೂಡ ನೆನ್ಪಾತಿತ್ತ, ಅಷ್ಟು ಲಾಯ್ಕ್ ಆತಿತ್ತ. ಹಾಂಗೆ ಅದನ್ನ ತಿಮ್ಮದ್ರಿಂದ ಕಾಲು ಕೂಡ ಗಟ್ಟಿ ಆತಿತ್ತು ಅಂತ ಹೇಳ್ತಿದ್ರ. ಇನ್ನು ಕಾಯಿ ವಡಿ, ಮನೆಗೆ ಯಾರು ಅಪರೂಪಕ್ಕೆ ನಂಟ್ರು ಬಂದ್ರೆ ಮನೆಯಲ್ಲಿ ಮಾಡುವಂತ ಒಂದು ರುಚಿ ರುಚಿಯಾದ ತಿಂಡಿ ಅಂತ ಹೇಳಿದ್ರೆ ಅದು ಕಾಯಿ ವಡಿ ಆಯ್ತ. ಇನ್ನು ಹಲಸಿನಕಾಯಿ ಪಲ್ಯ, ಈ ಮಳೆ ಬಪ್ಪತ್ತಿಗೆ ಹಲಸಿನಕಾಯಿ ಪಲ್ಯ ಮಾಡ್ತಿದ್ರು, ಅದನ್ನ ತಿಂಬಿಕೆ ಏನೋ ಒಂಥರ ಖುಷಿ ಆಯ್ತ. ಮತ್ತೆ ಪತ್ರೊಡಿ, ಇದೆಲ್ಲ ನಿಮ್ಗೆ ನೆನ್ಪಿರಕೋ ಸಾಕು, ಈಗಳು ಕೆಲವ್ರ ಮನೆಗೆಲ್ಲ ಮಾಡ್ತಾರ, ಆದ್ರೆ ಪತ್ರೊಡಿ ಅದು ಭಾರಿ ಲಾಯಕ್ ಆತಿತ್ ಕಾಣಿ. ಇನ್ನು ಗ್ವಾಯಿ ಬೀಜ ಸುಡುವುದು, ಅದನ್ನ ತಿಂಬುದು ಒಂಥರ ಖುಷಿ ಆಯ್ತಾ. ಇನ್ನು ಗೆಣಸು, ಗೆಣಸಲ್ಲ ಸಿಕ್ಕೋತಿಗೆ ಅದನ್ನ ಸುಡುಮಣ್ಣಿಗೆ ಹಾಕಿ ಅದನ್ನ ತಿಂಬ ರುಚಿಯೇ ಬೇರೆ ಆಯ್ತಾ. ಇನ್ನ ಮನೆಯಲ್ಲಿ ಎಲ್ಲರೂ ಕಾಯಿ ಒಡೆದಲ್ಲ ಜಾಸ್ತಿ ಇತ್ತಂದ ಹೇಳ್ರೆ ಮನೆಗೆ ಬೇಗ ತಿಂಡಿ ಐಕ ಅಂತ ಹೇಳ್ರೆ ಹಂಚಿನ ದ್ವಾಸಿ ಮಾಡ್ತಿದ್ರು. ವಾವ್, ಎಷ್ಟು ಲಾಯ್ಕ ಆತಿತ್ತಲ್ದೆ ಆ ಹಂಚಿನ ದ್ವಾಸಿ, ಅದಕ್ಕೊಂಚೂರು ಕೋಳಿ ಗಸಿ ಬಿತ್ತಂದ ಹೇಳ್ರೆ ಭಾರಿ ಲಾಯ್ಕ ಆತಿದ್ದಿತ್ತ. ಅದಲ್ಲ ಈಗ ಕೆಲವ್ರ ಮನೆ ಮಾಡ್ತಿರ, ಕೆಲವ್ರ ಮನೆ ಮಾಡುದಿಲ್ಲ, ಆದ್ರೆ ನಮ್ಮನೆಗೆ ಇವತ್ತಿಗೂ ಕೂಡ ಮಾಡುತ್ತಾಯ್ತಾ, ನೀವು ಒಂದ್ಸಲ ಮಾಡಿ ಕಾಣಿ. ಹಂಗೆ ಇನ್ನು ಸೌತಿಕಾಯಿ ದ್ವಾಸಿ, ಮುಳು ಸೌತಿಕಾಯಿ ದ್ವಾಸಿ ಮಾಡ್ತಿರ, ಇನ್ನು ಹಕ್ಕಲು ಸೌತಿಕಾಯಿ ದ್ವಾಸಿ ಮಾಡ್ತಿರ, ಇನ್ನು ಗುಂಬಳಕಾಯಿ ದ್ವಾಸಿ ಕೂಡ ಮಾಡ್ತಾರೈತಾ. ಈ ಗುಂಬಳಕಾಯಿ ದ್ವಾಸಿ ತಿನ್ನೋದ್ರಿಂದ ಆರೋಗ್ಯ ಕೂಡ ಅಷ್ಟೇ ಲೈಕ್ ಇರ್ತಿತ್ತಂಬ್ರ. ಈ ಬೆನ್ನವಲ್ಲ ಬಪ್ಪದತ್ತಿಗೆ ಈ ಗುಂಬಳಕಾಯಿ ದ್ವಾಸಿ ಮಾಡ್ಕ ತಿಂದ್ರೆ ಬೆನ್ನವು ಕಮ್ಮಿ ಆತಿತ್ತಂದ್ರೆ ಹೇಳ್ತಿದ್ದಾಳೆ. ಇನ್ನು ಉಂಡ್ಲಕಾಯಿ, ಅದು ಎಲ್ಲರ ಮನೆಗೂ ಮಾಡ್ತಿರ, ನಿಮ್ಮನೆಗೆ ಒಂದ್ಸಲ ಮಾಡಿ ಕಾಣಿ ಆಯ್ತಾ? ಇನ್ನು ಕೆಲವೊಂದು ಜ್ಯೂಸ್ಗಳನ್ನೆಲ್ಲ ಮಾಡ್ತಾ ಇದ್ರೆ ಅದ್ರ ಹೆಸರು ನಿಮ್ಗೆ ನೆನಪಿತ್ತಾ? ನೆನಪಿಲ್ದಿರ ನಾನು ನೆನಪು ಮಾಡಿದೆ ಕಾಣಿ. ಈ ಹೆಸರು ಕಾಳು ಇರುತ್ತಲ್ಲ, ಹೆಸರು ಕಾಳನ್ನ ಹೊರ್ದ ಅದನ್ನ ಕಡ್ದ ಜ್ಯೂಸ್ ಮಾಡ್ರೆ ಎಷ್ಟು ಲಾಯ್ಕತ್ತಗುತ್ತಾ? ಇನ್ನು ಉದ್ದಿನ ಕಾಳು ಜ್ಯೂಸ್ ಅದು ಹಂಗೆ ಭಾರಿ ಲಾಯ್ಕತ್ತಿದ್ದೀತಾಯ್ತಾ? ಉದ್ದಿನ ಕಾಳು ಹೊರ್ದ ಜ್ಯೂಸ್ ಮಾಡಿ ಕೊಡುದು ಆಗಲಿಕ್ಕೆಲ್ಲ ನಮ್ಮನೆಗೆ ನಾನು ಕಂಡಿದೆ. ನಮ್ಮ ನೀ ಮನಿ ಹೊಯ್ಸುದು ಅಂದೇಳಿ ಹೇಳ್ತಿದ್ರ. ಅಂದ್ರೆ ಈ ಏಪ್ರಿಲ್ ಟೈಮಿಗೆಲ್ಲ ಮನಿ ಹೊಯ್ಸುದು ಮಾಡ್ತಿದ್ರ. ಆ ಮನಿ ಹೊಯ್ಸುವತ್ತಿಗೆ ಹಂಚಲ್ಲ, ಹಂಚಿನ ಮನೆಯೆಲ್ಲ ಇಲ್ಲ ನಮ್ಮನೆಗೆ, ಆಗಲಿಕ್ಕೆಲ್ಲ ಹುಲ್ಲಿನ ಮನೆಯೇ ಜಾಸ್ತಿ. ಮನಿ ಹೊಯ್ಸುವತ್ತಿಗೆ ಈ ಉದ್ದಿನ ಕಾಳು ಹೊರ್ದ ಜ್ಯೂಸ್ ಮಾಡ್ತಿದ್ರ. ಅದನ್ನ ಕುಡಿದ್ರೆ ಯಬ್ಬ ವಾದ ಜೀವ ಬಂದಾಗ ಹತ್ತಿದ್ದೀತ. ಇನ್ನ ತಿರಿ ಕೊಟ್ಟುವತ್ತಿಗೆ, ತಿರಿ ಕೊಟ್ಟುವತ್ತಿಗೆ ಕೂಡ ಹಿಂಗಿಂದ ಜ್ಯೂಸ್ ಎಲ್ಲ ಮಾಡಿ ಕೊಡ್ತಿದ್ರು. ಈ ತಿರಿ ಕೊಟ್ಟು ಬಂದರಿಗೆ ಸಾಕತ್ತಂತ ಹೇಳಿ ಈ ಜ್ಯೂಸ್ಗಳನ್ನೆಲ್ಲ ಮಾಡಿ ಕೊಡ್ತಿದ್ರು. ಅವರೆಲ್ಲ ಹೇಳ್ತಿದ್ರು ಎಷ್ಟು ಲಾಯ್ಕತ್ತಿತ್ತಲ್ಲ ಮಾರೆ ಜ್ಯೂಸ್ ಅಂತ ಹೇಳಿ. ಆದ್ರೆ ನಾವು ಈಗ ಈ ಜ್ಯೂಸ್ನೆಲ್ಲ ಮಾಡುತ್ತಾ, ಕೆಲವ್ರ ಮನೆ ಮಾಡ್ತಿದ್ರ ನಮ್ಮನೆಗೂ ಮಾಡುತ್ತಾಯ್ತಾ? ನೀವು ಒಂದ್ಸಲ ಮಾಡಿ ಕಾಣಿ. ಇನ್ನ ಗದ್ದಿ ಕೆಲಸ ಎಲ್ಲ ಮಾಡಿ ಬಂದ್ಮೇಲೆ ಸಾಕಾರೆ ತಿಳಿ ಇರುತ್ತಲ್ಲ, ಈ ಗಂಜಿ ಭಾಗದ ತಿಳಿ ಇರುತ್ತಲ್ಲ, ಅನ್ನು ಭಾಗ್ಯ ಆದ್ಮೇಲೆ ತಿಳಿ ಸಿಕ್ಕತ್ತಲ್ಲ, ಆ ತಿಳಿಗೆ ಒಂದ್ ಕಾಳು ಉಪ್ಪು ಹೈಕೊಂಡು ಕುಡಿದ್ರೆ ಎಂತ ಬೈರಾರು ಕೂಡ ಆ ಬೈರ್ ಕಟ್ಟಿ ಹೊತ್ತಾಯ್ತಾ? ಅಯ್ಯ ಅಬ್ಬ ವಾ ಜೀವ ಬಂದಾಗಾಯ್ತ ಅಂದೆ ಹೇಳಕ. ಎಂತಕ್ಕಂದ ಹೇಳ್ರ, ಆ ತಿಳಿಯಲ್ಲಿ ಅಷ್ಟೊಂದು ಪೌಷ್ಟಿಕಾಂಶ ಇರ್ತಿತ್ತಾಯ್ತಾ? ಆಗಳಿಗೆ ಒಬ್ಬಳು ಎಂತ ಮಾಡಿದಾಳೆ ಅಂದ ಹೇಳ್ರೆ, ಮನೆಗೆ ಮದುವೆ ಬಂದ ಸೊಸಿಗೆ ತಿಳಿ ಹಾಕ್ತಿದ್ದಾಳಂಬ್ರ, ತನ್ನ ಮಗಳ ಜೀವದ ಲಾಯ್ಕ ಐಕಂದ ಹೇಳಿ ಅನ್ನು ಮಾಡುವತ್ತಿಗೆ ತುಪ್ಪ ಹಾಕ್ತಿದ್ದಾಳಂಬ್ರ. ಮಗಳಿಗೆ ಅನ್ನು, ಸ್ವಸಿಗೆ ತಿಳಿ. ಈಗ ಎಂತಾಯ್ತಂದ ಹೇಳ್ರೆ, ಸ್ವಸಿ ದಿನದಿಂದ ದಿನಕ್ಕೆ ಲಾಯ್ಕ ಆತ ಹೋದಳಂಬ್ರ, ದಪ್ಪು ಆದಳಂಬ್ರ, ಚಂದು ಆದಳಂಬ್ರ, ಆದ್ರೆ ಮಗಳ ಇದ್ದ ಹಂಗೆ ಇದ್ದಾಳಂಬ್ರ. ಅಂದ್ರೆ ಎಂತ ಅರ್ಥ ಗೊತ್ತಾ? ಈ ತಿಳಿ ಕುಡುದ್ರಿಂದ ನಮ್ ಜೀವಕ್ಕೆ ಎಷ್ಟು ಒಂದು ಒಳ್ಳೆ ಶಕ್ತಿ ಕೊಡತ್ತ, ಆರೋಗ್ಯನು ಕೂಡ ಅಷ್ಟೇ ಲಾಯ್ಕ್ ಮಾಡಿ ಇರತ್ತ. ಅದಕ್ಕೋಸ್ಕರ ನೀವೆಲ್ಲರೂ ನಿಮ್ಮನೆಗೆ ಬಾಯಿರಾದ್ರ ಅಳಿಕೆ ಒಂದ್ ಕಾಳು ಉಪ್ಪೈಕಂಡ ಒಂದ್ ತಿಳಿ ಕುಡೀನಿ. ಇಲ್ಲಾಂತ ಹೇಳಿದ್ರೆ ಒಂದ್ ತಿಂಗಳು ಅದನ್ನ ಮಾಡಿ ಕಾಣಿ, ನೀವು ಎಷ್ಟು ಇಂಪ್ರೂವ್ ಆತ್ರಿ ಅಂತ ಹೇಳ್ರೆ ಅದು ಗೊತ್ತಾಗ್ತ. ಕಾಡಿಕೆ ನಂಗೆ ಹೇಳಿ ಆಯ್ತಾ? ಇದೆಲ್ಲ ಆಗಲಿಕ್ಕಿನ ಕಾಲದಾಗ ಎಲ್ಲರ ಮನೆಯಲ್ಲೂ ಮಾಡ್ತಿದ್ದಂತ ತಿಂಡಿಗಳು ಮತ್ತೆ ಅವ್ರು ಮಾಡ್ತಿದ್ದಂತ ಜ್ಯೂಸ್ಗಳು. ಇದನ್ನೆಲ್ಲ ಒಂದ್ಸಲ ನೀವು ಪುರ್ಸೋತಿದ್ದಳಿಕೆ ಮಾಡಿ ಕಾಣಿ. ಆದ್ರೆ ಈಗಿನ ಕಾಲದಂಗೆ ಯಾರ ಮನೆಯಲ್ಲೂ ಇಂಥದ್ದು ಮಾಡ್ತರೋ ಇಲ್ಲಿಯೋ ನಂಗೆ ಗೊತ್ತಿಲ್ಲ. ಆದ್ರೆ ಒಂದ್ಸಲ ಈಗ ನಾನು ಹೇಳಿನಲ್ಲ, ಮಾಡಿ ಕಾಣಿ ಅಕ್ಕಂಗಾರೆ.
6: ಅಲ್ಲ ಮರೆಯ, ನಿಮ್ ಕುಂದಾಪುರ ಬದಿಯಲ್ಲಿ ಎಂತ ಇತ್ತ ಎಂತ ಇಲ್ಲ ಕೇತ್ರಿಯ? ಅಯ್ಯೋ ದೇವ್ರೆ, ಎಲ್ಲಿ ಇಲ್ದಿದ್ದ ನಮ್ ಕುಂದಾಪುರ ಬದಿಯಲ್ಲಿ ಇತ್ತ ಕಾಣಿ ಮರ್ರೆ. ನಮ್ ಕುಂದಾಪುರ ಬದಿಯಲ್ಲಿ ಒಂದಿತ್ತೆ ಎರಡಿತ್ತೆ, ನದಿಗಳಿತ್ತ, ಬೆಟ್ಟ ಗುಡ್ಡಗಳಿತ್ತ, ದೇವಸ್ಥಾನಗಳಿತ್ತ, ಇದೆಲ್ಲ ಇಪ್ಪದ ಒಂದು ಸುಂದರ ಜಾಗ ಅಂತ ಹೇಳಿದ್ರೆ ಅದು ನಮ್ ಕುಂದಾಪುರ ಮಾತ್ರ ಅಂದಳಿ ನಾವು ಹೇಳ್ಕೊಳ್ಳಕ್ಕ. ಎಂತಕ್ಕಂತ ಹೇಳಿದ್ರೆ ಅಂತ ಒಂದು ಸುಂದರವಾದ ಜಾಗ ಬೇರೆ ಎಲ್ಲೂ ಹಾರು ಸಿಕ್ಕುವುದಿಲ್ಲ. ಎಂತಕ್ಕಂತ ಹೇಳಿದ್ರೆ ಎಲ್ಲ ಪ್ರವಾಸಿ ತಾಣಗಳನ್ನು ಹುಡ್ಕೊಂಡು ಬೇರೆ ಬದಿ ಹೋರೆ, ನಾವು ಪ್ರವಾಸಿ ತಾಣಗಳನ್ನು ಹುಡ್ಕೊಂಡು ಬೇರೆ ಎಲ್ಲಿಗೂ ಹೊಪ್ಪದ್ಬೇಡ, ನಮ್ ಕುಂದಾಪುರದಲ್ಲ ಇತ್ತಾಯ್ತಾ? ಅಂತ ಒಂದು ಜಾಗ ನಮ್ ಕುಂದಾಪುರ. ಹಂಗಾಯ್ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳಕ್ಕ. ನೀವು ಎಲ್ಲಿನವ್ರಿಗೇನ್ರೆ ನಾವು ಎದೆ ಮುಟ್ಟಿ ಎದೆ ತಟ್ಕೊಂಡು ಹೇಳ್ಕೊಂತತ್ತ ನಾವು ಕುಂದಾಪುರದವ್ರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇದು ಸ್ವರ್ಗಕ್ಕೆ ಮೂರೆಗೆ ಏನಾದಂತ ಒಂದು ಊರ ಅಂತ ಹೇಳಿದ್ರೆ ನಮ್ ಕುಂದಾಪುರ ಅಂದಳಿ ಹೇಳಕ್. ನಮ್ ಕುಂದಾಪುರದಲ್ಲಿ ಹರಿಯುವಂತ ಐದು ನದಿಗಳು ಇತ್ತಾಯ್ತಾ? ಈ ಐದು ನದಿಗಳು ಸೇರಿ ಒಂದು ಪಂಚಗಾವಳಿ ಅಂತ ಹೇಳಿ ಆಯ್ತು. ಈ ಪಂಚಗಾವಳಿ ಹೆಸರುಗಳನ್ನ ಈಗ ಒಂದ್ಸಲ ನೆನಪು ಮಾಡ್ಕೊಂಬಲ್ದ? ಸೌಪರ್ಣಿಕ, ವರಾಹಿ, ಕೆದಕ, ಚಕ್ರ, ಕುಬ್ಜ, ಈ ಐದು ನದಿಗಳು ಒಟ್ಟಾಯಿ ನಮ್ ಗೊಂಗೊಳ್ಳಿಯೆಲ್ಲ ಸಮುದ್ರನ ಸೇರತ್ತ. ಇಂಥ ಒಂದು ಸುಂದರವಾದ ಜಾಗ ಇಪ್ಪದ ನಮ್ ಕುಂದಾಪುರದಲ್ಲಿ ಮಾತ್ರ. ಇನ್ನು ನಮ್ಮ ಪ್ರವಾಸಿ ತಾಣಗಳು ಒಂದೇ ಎರಡೇ. ಮೊದ್ಲಿಗೆ ಹೇಳ್ಕಂದ ಹೇಳ್ರೆ ನಮ್ಮ ಮರವಂತಿ. ಈ ಮರವಂತಿ ಅಂತ ಹೇಳ್ರೆ ಒಂದು ಸುಂದರವಾದ ಪ್ರವಾಸಿ ತಾಣ ಅಂದಳಿ ಹೇಳಕ್ಕ. ಈಗ ಈ ಸಮುದ್ರ ಒಂದ್ ಬದೆ ಕರೆದ್ರೆ ಇನ್ನೊಂದ್ ಬದೆ ಹೊಳಿ, ಅದ್ರ ಮಧ್ಯೆ ರೋಡ್, ಅಲ್ಲೇ ಪಕ್ಕದಲ್ಲಿ ವರಹ ಮಹಾರಾಜ ಸ್ವಾಮಿ ದೇವಸ್ಥಾನ. ಇದನ್ನ ಕಾಮಕ್ಕೆ ಎರಡು ಕಣ್ಸಾಲ್ದ. ಹಂಗೆ ಕಾತ ಕೂಕಂಡ್ರೆ ಅಯ್ಯೋ ಸ್ವರ್ಗದಲ್ಲೇ ಇತ್ತಲ್ಲ ಅಂತ ಹೇಳಿ ನಾವು ಎಣಿಸ್ಕೊಳ್ಳಕ. ಅಷ್ಟು ಒಂದು ಸುಂದರವಾದ ಜಾಗ ಅಂತ ಹೇಳಿದ್ರೆ ನಮ್ಮ ಮರವಂತಿ. ಇನ್ನು ಕೋಡಿ ಬೀಚ್, ಒತ್ತಿನೇಣಿ, ಮೆಕ್ಕಿಕಟ್ಟ, ಉಳ್ಳೂರು 11, ಸೋಮೇಶ್ವರ ಬೀಚ್, ಇನ್ನು ನಮ್ಮ ಕೊಟಚಾದ್ರಿ ಗುಡ್ಡ, ಇದೆಲ್ಲ ಹೇಳಕ್ ಹೋದ್ರೆ ಒಂದು ಇಡೀ ದಿನ ಬೇಕೇನು ಅಂತ ನನಗನ್ಸುತ್ತಾಯ್ತ. ನಮ್ಮ ಊರಿಗೆ ಕಳೆಯನ್ನ ತಂದ್ಕೊಟ್ಟಂತ ಅದೆಷ್ಟೋ ಪುಣ್ಯ ಕ್ಷೇತ್ರಗಳಿತ್ತಾಯ್ತಾ? ಆ ದೇವಾಲಯಗಳನ್ನೆಲ್ಲ ಒಂದ್ಸಲ ನೆನಪು ಮಾಡ್ಕೊಂಬಾಯ್ತಂಗಾರೆ.
5: ಹೆಸರೇ ಹೇಳುವಂತೆ ಕುಂದಾಪುರದ ಕುಂದೇಶ್ವರ, ವೆಂಕಟರಮಣ, ಅಣೆಗುಡ್ಡಿ ಗಣಪತಿ, ಕೋಟೇಶ್ವರದ ಕೋಟಿಲಿಂಗೇಶ್ವರ, ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ, ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ, ಕೊಲ್ಲೂರು ಮೂಕಾಂಬಿಕೆ, ಹಟ್ಟಿಯಂಗಡಿ ಗಣಪತಿ, ಕಮಲಶಿಲೆ ಅಮ್ಮ, ಒಂದೇ ಮಾತಿನಲ್ಲಿ ಹೇಳ್ಕಂದ್ರೆ ದೇವತೆಗಳು ನೆಲೆಸಿರುವ ದೇವಲೋಕ ಅಂದ್ರೆ ಅದುವೇ ನಮ್ ಕುಂದಾಪುರ ಮಾತ್ರ. ಅದಕ್ಕೆ ಹೇಳುದು ನಾವು ಎಷ್ಟು ಪುಣ್ಯವಂತರಲ್ದ ಮರ್ರೆ. ಹಂಗೆ ಹೇಳಕ್ಕೆ ಹೋದ್ರೆ ಇನ್ನು ನಮ್ಮ ದೈದ್ಮನಿ ಏನು ಕಮ್ಮಿನ
6: ಅಷ್ಟು ಒಂದು ಪವರ್ಫುಲ್ ಶಕ್ತಿ ದೇವತೆಗಳು ನೆಲೆಸಿರೋ ಊರು ನಮ್ಮ ಕುಂದಾಪುರ. ಇನ್ನು ನಮ್ಮ ಕುಂದಾಪುರ ಬದಿಯಲ್ಲಿ ನಡೆಯುವಂಥ ಕೆಲವೊಂದು ಸೇವೆಗಳನ್ನು ಒಂದು ಸಲ ನೆನಪು ಮಾಡ್ಕೊಂಬ. ಎಂತಕ್ಕಂತ ಹೇಳಿದ್ರೆ ಅಂಥ ಒಂದು ಅದ್ಭುತವಾದ ಸೇವೆ ನಡೆಯುವಂಥ ಜಾಗ ಯಾವ್ದು ಕೇಂದ್ರೆ ಅದು ಕುಂದಾಪುರ. ಕುಂದಾಪುರದ ದೈದ್ಮನಿ ಆಗಲಿ, ದೇವಸ್ಥಾನ ಆಗಲಿ, ಇದೆಲ್ಲ ಇಪ್ಪದ ನಮ್ಮ ಕುಂದಾಪುರದಲ್ಲಿ. ಅಂಥ ದೈದ್ಮನಿಗಳಲ್ಲಿ, ದೇವಸ್ಥಾನಗಳಲ್ಲಿ ನಡೆಯುವಂಥ ಸೇವೆಗಳನ್ನು ಈಗ ನಾನು ನೆನಪು ಮಾಡ್ಕಂತೆ, ನೀವು ಕೂಡ ನೆನಪಾರೆ ನೆನಪು ಮಾಡ್ಕೊಣಿ ಆಯ್ತಾ. ಮೊದಲೇದಾಗಿ ಹೇಳ್ಕಂದ್ರೆ ಹೇಳ್ರೆ, ಮುಷ್ಟಿ ಕಾಣಿಕೆ ಹಾಕುವುದ, ಯಕ್ಷಗಾನ, ಗೆಂಡ ಸೇವೆ, ಪಾಣರಾಟ, ರಥೋತ್ಸವ, ಹಾಲ್ ಹಬ್ಬ, ಬೇವು ಕಟ್ಟುವುದು, ಮಡಿಯಕ್ಕಿ ಹಾಕುವುದು, ಓಕಳಿ ಹಾರುವುದು, ಪಲ್ಲಕ್ಕಿ ಸೇವೆ, ದೇವರು ಹೊಳಿಯಾನ, ಹಂಗೆ ಊರಿನಲ್ಲಿ ಕಂಬಳ, ನಾಗಮಂಡ್ಲ, ತಾಳ್ಮದ್ಲೆ, ಹೌದ ರೈನು ಆಲ್ಗ, ಕುರಿ ಪೂಜೆ, ಅಬ್ಬಾರಿ ಪೂಜೆ, ಮಡಿ ಪ್ರದಕ್ಷಿಣೆ, ತುಲಾಭಾರ ಸೇವೆ, ಇನ್ನು ಹೂವಿನ ಕೋಲು, ಇದೆಲ್ಲ ಒಂದಾದ್ರೆ ಇನ್ನು ವಾರದ ಕೊನೆಯ ದಿನ ಶನಿವಾರ ನಮ್ಮ ಕುಂದಾಪುರ ಸಂತೆ. ಇಂಥ ಅಂದ ಚಂದದ ಆಚಾರ ವಿಚಾರ, ಹಬ್ಬ ಹರಿದಿನ, ಪೂಜೆ ಪುರಸ್ಕಾರ, ಭಕ್ತಿ ಶಕ್ತಿ, ಇವುಗಳೆಲ್ಲವುದರ ಸಮ್ಮಿಲವೆನ್ನವೇ ಅದುವೇ ನಮ್ಮ ಹೆಮ್ಮೆಯ ಊರು ನಮ್ಮ ಕುಂದಾಪುರ. ಎದಿ ತಟ್ಕೊಂಡು ಹೇಳಿ ಕಾಂಬ ಎಂತಕ್ಕಂತ ಹೇಳಿದ್ರೆ ನಾವು ಕುಂದಾಪುರದವರು ಅಂತ ಹೇಳಿ. ನಾವು ಇನ್ನೊಂದ್ಸಲ ಗಟ್ಟಿಯಾಗಿ ಹೇಳುವ, ನಾವು ಕುಂದಾಪುರದವರು, ಕುಂದಗನ್ನಡಿಗರು ಅಂತ ಹೇಳಿ. ಇದು ಭಾಷೆ ಅಲ್ಲದೆ ಬದುಕು, ಇದು ನಮ್ಮ ಅಭಿಭಾಷೆ ಮರ್ರೆ. ಇದನ್ನ ಎಲ್ಲಹಾರು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಪಾಯ್ಕ ಅಂತ ಹೇಳೋಕೆ ನಾನು ಇಷ್ಟಪಡ್ತೆ. ಹಂಗೆ ನಮ್ಮ ಕುಂದಾಪುರದ ಸುತ್ತಮುತ್ತ ಕಣ್ಣು ಹಾಯಿಸ್ರೆ ಅದೆಷ್ಟೋ ಕವಿ ಸಾಹಿತಿಗಳು ಹುಟ್ಟಿ ಬೆಳೆದ ಊರೇ ಕುಂದಾಪುರ. ಇವರ ಕೀರ್ತಿ ಅಪಾರ ಅದ್ಭುತ ಅಂತ ಹೇಳಕ್ಕ ಎಂತಕ್ಕಂತ ಹೇಳಿದ್ರೆ ಆ ಕವಿಗಳ ಹೆಸರಿನಿಂದಲೇ ನಮ್ಮೂರಿಗೆ ಒಂದಿಷ್ಟು ಕೀರ್ತಿ ಯಶಸ್ಸು ತಂದ್ಕೊಟ್ಟಿರಂದಳಿ ನಾವು ಹೇಳಕ್ಕ. ಈಗ ಗೋಪಾಲಕೃಷ್ಣ ಅಡಿಗ ಮೊಗೇರಿ, ಕೋಟಾ ಶಿವರಾಮ್ ಕಾರಂತರು, ಎಚ್ ದುಂಡಿರಾಜ್, ರೇಖಾ ಬನ್ನಾಡೆ, ವೈದೇಹಿ, ಕೆ ಸದಾಶಿವರಾವ್, ಪ್ರೊಫೆಸರ್ ಎಚ್ ಶ್ರೀಧರ್, ಇಂತಹ ಮಹಾನ್ ಕವಿಗಳ ಬೀಡು ನಮ್ಮ ಕುಂದಾಪುರದ ತವರೂರು. ನಮ್ಮ ಕುಂದಾಪುರ ಕುಂದಗನ್ನಡ ಬರೀ ಭಾಷೆ ಅಲ್ಲದೆ ಅದು ನಮ್ಮ ಬದುಕು ಕೂಡ ಹೌದು. ಹಂಗಾಯಿ ಎಲ್ಲರೂ ಎಲ್ಲಿ ಹೋದರೂ ನಮ್ಮ ಭಾಷೆಯನ್ನು ಮರಿಬೇಡಿ ಅಕ್ಕ. ನಮ್ಮ ಭಾಷೆ ಕುಂದಾಪುರ ಕನ್ನಡ, ಅದು ನಮ್ಮ ಅಬ್ಬಿ ಕಲಿತ ಭಾಷೆ, ಹಾಗೆ ನಮ್ಮ ಭಾಷೆ ಕೂಡ ಹೌದು. ಅದನ್ನು ನಮ್ಮ ಕೊನೆಯ ಉಸಿರಿರೋ ತನಕ ಅದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹಾಪು ಹಂಗಾರಲ್ದ. ಇವತ್ತು ನಮ್ಮ ವಿಶ್ವ ಕುಂದಾಪುರ ಕನ್ನಡ ದಿನ. ಈ ಕುಂದಾಪುರ ಕನ್ನಡ ದಿನದಲ್ಲಿ ನಾವು ಎಂತ ಮಾಡ್ಕೊಂತ ಹೇಳಿದ್ರೆ ನಮ್ಮ ಕುಂದಾಪುರ ಕನ್ನಡದೇ ಆದ ಸ್ವಗಡಗಳನ್ನು ಹೇಳ್ತಾ ಹೋದ್ರೆ ಎಷ್ಟು ಚಂದಲ್ದ. ನಮ್ಮ ಕುಂದಾಪುರ ಕನ್ನಡದಲ್ಲಿ ನಮ್ಮ ತಿಂಗಳುಗಳ ಹೆಸರುಗಳನ್ನು ಕೇಮ್ಕೆ ಒಂದು ಅಂದ ಚಂದ ಅಂತೇಳಿ ಹೇಳಕ್ಕ ಅಷ್ಟು ಚಂದ ಇತ್ತಾಯ್ತಾ. ನನ್ನ ಹತ್ರ ಕೇಂದ್ರೆ ನಂಗಂತೂ ಗೊತ್ತಿಲ್ಲ ಆಯ್ತಾ. ಇದನ್ನೇ ಹೇಳೋಕೆ ಈಗ ನನ್ನೊಟ್ಟಿಗೆ ಶ್ರೀಮತಿ ಶಾರದಾ ನಾಗರಾಜ್ ಅವರಿದ್ರೆ, ಅವ್ರ ತಿಂಗಳುಗಳ ಹೆಸರುಗಳನ್ನು ನಾನು ಹೇಳ್ತೆ ಸುಬ್ರಹ್ಮಣ್ಯ ಅಂತ ಹೇಳ್ತಿದ್ರೆ, ಹಂಗಾರ ಅವರ ಹೆಸರುಗಳನ್ನು ಹೇಳೋಕೆ ರೆಡಿ ಆಗಿದ್ರೆ ಅವ್ರ ಹತ್ರ ಕೇಮ್ ಹಂಗಾರಲ್ದ.
7: ಬ್ಯಾಸಿಗೆ ತಿಂಗಳ, ಕಾರ್ ತಿಂಗಳ, ಅಸಡೆ ತಿಂಗಳ, ಸ್ವಾಣಿ ತಿಂಗಳ, ಕನ್ನಿ ತಿಂಗಳ, ದಿವಾಳಿ ತಿಂಗಳ, ಕೊಡಿ ತಿಂಗಳ, ಹಂಚಸಿ ತಿಂಗಳ, ಬಾರ ತಿಂಗಳ, ಹೆಸುಗ್ಗಿ ತಿಂಗಳ, ಕಿಸುಗ್ಗಿ ತಿಂಗಳ, ಹಗ್ಗಿನ ತಿಂಗಳ.
6: ಎಷ್ಟು ಲಾಯ್ಕ್ ಇತ್ತಲ್ಲ ನಮ್ಮ ಕುಂದಾಪುರ ಕನ್ನಡದಲ್ಲಿ ತಿಂಗಳುಗಳ ಹೆಸರುಗಳನ್ನ ಅವ್ರು ಎಷ್ಟು ಚಂದ ಮಾಡಿ ಹೇಳಿರಲ್ದ. ಈಗ ಶಾರದವರೇ, ಈಗ ಇದು ತಿಂಗಳುಗಳ ಹೆಸರೈತೆ. ಈಗ ನಟ್ಟಿ ಕೂಡ ಹಂಗೆ, ನಟ್ಟಿ ಕೊಯ್ಲೆಲ್ಲ ಈಗ ಸ್ವಲ್ಪ ಕಮ್ಮಿ ಆತನೇ ಇತ್ತೆ, ಎಂತಕ್ಕಂದ್ರೆ ಹೇಳಿದ್ರೆ ಮಿಷನ್ ಎಲ್ಲ ಬಂದಿತ್ತಲ್ಲ, ಹಂಗಾಗಿ ನಟ್ಟಿ ಕೂಡ ಮಾಡೋದು ಕಮ್ಮಿ ಆತೈತೆ. ನಂಗೆ ಒಂದು ಅನಿಸ್ತೈತೆ ಎಂತಕ್ಕಂದ್ರೆ ಹೇಳಿದ್ರೆ, ಆಗಳಿಕೆಲ್ಲ ನಟ್ಟಿ ನಡ್ತಿದ್ರೆ ಆಯ್ತಾ, ಬೆಳಗ್ಗೆ ಮುಂಚೆ 6 ಗಂಟೆಗೆ ವಾರೆ, ಸಾಯಂಕಾಲ 6 ಗಂಟೆ 7 ಗಂಟೆವರೆಗೂ ನಟ್ಟದ್ದೆಲ್ಲ ಇತ್ತೈತೆ. ಈ ಆಳ ಅಂದ್ರೆ ಹೇಳ್ತಾರೆ, ಈ ಆಳ ಅಂದ್ರೆ ಎಂತ, ಒಂದ ಹಿಡಿ ಅಗಿ ಅಂದ್ರೆ ಎಷ್ಟೇ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
7: ಆಳ ಅಂದೇಳಿ ಹೇಳ್ರೆ, ಬೆಳಿಗ್ಗೆ ನಾವು 6 ಗಂಟೆಗೆ ಹೊರಟ್ರೆ ಸಾಯಂಕಾಲ 6 ಗಂಟೆರಿ ಬಂದ್ರು ನಮ್ಗೆ ಒಂದು ನೆಮ್ಮದಿ ಇರ್ತಿದ್ದಿತ್ತು. ಅಷ್ಟೊತ್ತಿಗೆ ಅಂದ್ರೆ ತಲೆಬಿಸಿ ಎಂತ ಇದ್ರು ಅದ್ರಗೆ ಹೊತ್ತಿದ್ದಿತ್ತು ಎಲ್ಲದು. ಈಗ ಹಂಗಲ್ಲ, ಜಡ್ಡರಿಗೆ ಮನೆಯವ್ರಿಗೆ ಗೊತ್ತಿದ್ರು, ಮಕ್ಕಳಿಗೆ ಹೇಳಿಕೊಡೋದು ಇಲ್ಲ, ಅದ್ರ ಬಗ್ಗೆ ಮಕ್ಕಳಿಗೆ ಎಂತದಂದು ಗೊತ್ತಿಲ್ಲ. ನಟ್ಟಿ ಅಂದ್ರೆ ಎಂತದಾಗಿ ಇದು ನೋಡುವುದು, ಅದ್ರ ಬಗ್ಗೆ ಎಂತ ಅಂದು ಗೊತ್ತಿಲ್ಲ. ಹೆಂಗ್ ನಟ್ಟಿ ಬುಡ ಇಡೋದು ಎಂತ ಅಂದು ಗೊತ್ತಿಲ್ಲ. ಆಗ ಒಂದ್ ಆಳ ಅಂದೇಳಿ ಹೇಳ್ರೆ 40 ಹಿಡಿಯಾಗಿ ಒಯ್ಕ. ಒಂದ್ ಹಿಡಿ ಅಂದ್ರೆ ಒಂದ್ ಹಿಡಿ 2 ಕಟ್ಟಾಗಿ, 40 ಹಿಡಿಯಾಗಿ ಅಂದ್ರೆ 80 ಕಟ್ಟಾಗಿ ಒಯ್ಕ. ಆ 80 ಕಟ್ಟು ಒಯ್ದಾಗಿನ ಸಾಯಂಕಾಲದವರಿಗೆ ಅಂದ್ರೆ 3, 3.5, 4 ಗಂಟೆಯಾರು ಆಯ್ತು, 6, 5 ಗಂಟೆಯಾರು ಆಯ್ತು, 6 ಆಯ್ತು. ಅಷ್ಟು ತರಿ ನಟ್ಟಿ ಬರ್ಕ. ಅದು ಬಂದ್ರು ಒಂದ್ ಮುನ್ಸೆಗೆ ಅಷ್ಟು ಅವ್ರ ಮುಖದ ನಗಿ ಇರ್ತಿದ್ದಿತ್ತು ನಟ್ಟಿ ಬಂದರ ಮುಖದಗೆ. ಈಗ ಅಂದ್ರೆ ಈಗ ಅದು ಇಲ್ಲ, ನಟ್ಟಿಯೇ ಇಲ್ಲ. 6 ಇದ್ರು ಬೇರೆ ಬೀಜ ಹಾಕದ್ ತಂದು ಕೊಟ್ಟಿದ್ರು, 12 ಕಾಲೊಳಗೆ ನಟ್ಟಿ ಆಯ್ಕ ಅಷ್ಟು ಪೂರ್ತಿ. ಅದ್ರ ಮೇಲೆ ನಡುದು ಇಲ್ಲ, ಇರುವುದು ಇಲ್ಲ. ಗೆದ್ದೆಗೆ ನಡ್ತಾರ, ಅದ್ರ ಬಗ್ಗೆ ಅವ್ರಿಗೆ ಅಷ್ಟು ಇದು ಇರುವುದಿಲ್ಲ. ಬೇರೆ ಬೇರೆದೇ ಅವ್ರದ್ದು ಆಲೋಚನೆ. ಅದ್ರ ಬದಲು ಒಂದು ಟಿವಿಗೆ ಒಂದು ಸೀರಿಯಲ್ ಕಂಡ್ರಲ್ಲ ಇತ್ತು ಮನೆಗೆ ಹೋಯಿ ಅಂದಳಿ, ಅದ್ರ ಬಗ್ಗೆ ಆಲೋಚನೆ ಎಲ್ಲ, ಅದ್ರ ಬಗ್ಗೆ ಎಲ್ಲ ಹೊತ್ತು. ಇದ್ರ ಬಗ್ಗೆ ಇರುವುದೇ ಇಲ್ಲ ಗಮನ.
6: ಈಗ ನಟ್ಟಿ ಎಲ್ಲ ಕಮ್ಮಿ ಮಾಡ್ತಾ ಇದ್ರಲ್ಲ, ಇದು ಎಂತ ಕನ್ಸತ್ ನಿಮ್ಗೆ? ಈಗ ಅಂದ್ರೆ ಈಗ ನಟ್ಟಿ ಎಲ್ಲ ಕಮ್ಮಿ ಆತೈತೆ, ಗೆದ್ದೆ ಎಲ್ಲ ಹಡ್ಬಿಡ್ತೈತ, ಇದ ಅಂದ್ರೆ ನಮ್ ಪೂರೈಸುದಿಲ್ಲ ಅಂತ ಹೇಳಿಯಾ, ಅಥವಾ ಕೆಲಸ ಮಾಡೋಕ್ ಜನ ಸಿಕ್ಕುದಿಲ್ಲ ಅಂತ ಹೇಳಿಯಾ?
7: ಅಂದ್ರೆ ಕೆಲಸ ಮಾಡೋಕೆ ಜನನೇ ಸಿಕ್ಕುದಿಲ್ಲಲ್ಲ ಈಗ ಯಾವ್ದಕ್ಕೂ ಅಂದ್ರೆ ಅವ್ರು ಈಗ ಯಂತ್ರದ ಮುಖಾಂತರ ಮಾಡುದು. ಆರು ಅದ್ರಕ್ಕಿಂತ ಜಾಸ್ತಿ ಹಣ ಖರ್ಚು ಮಾಡ್ಕತ್ ಮತ್ತು ಮಾಡಿದರಿಗೂ ಪೂರೈಸುದಿಲ್ಲ. ಹಣ ಎಲ್ಲ ಖರ್ಚು ಜಾಸ್ತಿ ಮಾಡ್ಕ ಮತ್ತೆ ಅಷ್ಟು ಇಳುವರಿಯೂ ಒಳ್ಳೆ ತಗೋಕತ್ತಿಲ್ಲ. ಮೊದ್ಲಿನ ತರ ಆತರ ಗೊಬ್ಬರ ಗಿಬ್ಬರ ಎಲ್ಲ ಹಾಕು ಕೂ ಹಾಕು ಮಾಡುದು ಇಲ್ಲ. ದನಿನೆಲ್ಲ ಸಾಕೋದು ಕಷ್ಟ ಅಂತ ಸಾಕೋದು ಇಲ್ಲ, ಅದನ್ನೆಲ್ಲ ಹಾಕೋದು ಇಲ್ಲ. ಇದು ಫ್ಯಾಟಲ್ ಸಿಕ್ಕು ಗೊಬ್ಬರ ಎಲ್ಲ ತಂದು ಹಾಕ್ತಾರೆ ಅಷ್ಟು ಆತರ ಮೊದ್ಲಿನ ತರ ಇಳುವರಿಯೂ ಸಿಕ್ಕುದಿಲ್ಲ. ಅದಕ್ಕೆ ಜನರು ಸ್ವಲ್ಪ ಅದ್ರ ಬಗ್ಗೆ ಬೇಸಾಯದ ಬಗ್ಗೆ ಇದು ಬಿದ್ದು ಗದ್ದೆಲ್ಲ ಹಾಳು ಬಿಡಿಸಿ ಕೆಲಸ ಮಾಡುವರೇ ಇಲ್ಲಲ್ಲ. ಯಾರು ಮನೆಯೆಲ್ಲ ಸದರೆಲ್ಲ ಹಳ್ತಾ ಇರ ಅವರಿಗೆಲ್ಲ ಮಾಡೋಕೆ ಆತಿಲ್ಲಲ್ಲ, ಅವ್ರು ಮಾಡೋಕೆ ಆಪ್ರರಿ ಮಾಡಿದ್ರೆ ಈಗಳಂದ್ರಿಗೆ ಆ ಕೆಲಸದ ಬಗ್ಗೆ ಗೊತ್ತಿಲ್ಲ, ಮಾಹಿತಿಯೇ ಇಲ್ಲ ಅದ್ರ ಬಗ್ಗೆ. ಅಂದ್ರೆ ಕೃಷಿ ಅಂದ್ರೆ ಅದ್ರ ಬಗ್ಗೆ ಅಷ್ಟು ಒಲವೇ ಇಲ್ಲ ಅವ್ರಿಗೆ. ಓದುದು ಮುಂದೆ ಅವ್ರದ್ದು ಯಾವ್ದಾದ್ರು ಪ್ಯಾಟಿಸೈಡ್ ಜೀವನ ಕಾಮಕ್ಕೆ ಒಳ್ಳೆ ಇಲ್ಲಿ ಒಳ್ಳೆಗೂ ಮಾಡುದಿಲ್ಲ ಯಾವ ಕೆಲಸನೂ. ಪ್ಯಾಟಿಸೈಡ್ಗೆ ಯಾವ್ದಾದ್ರು ಒಳ್ಳೊಳ್ಳೆ ಕಂಪನಿ ಗಂಪನಿ ಹಿಡಿದು ಕೆಲಸ ಮಾಡುದು ಅದೇ ಒಂದು, ಅದೇ ಗೊತ್ತಿರುವುದು. ಈ ಗದ್ದೆ ನೋಡುದಂದ್ರೂ ಗೊತ್ತಿಲ್ಲ, ಹಾರಿ ಹಿಡುದಂದ್ರೂ ಗೊತ್ತಿಲ್ಲ, ಬೇರೆ ಎಂತ ಕೆಲಸನೇ ಗೊತ್ತಿಲ್ಲ.
6: ಹಂಗ ಈಗ ನಮ್ ಕೃಷಿ ಎಲ್ಲ ಕಮ್ಮಿ ಆತಿತ್ತು ಅಂತ ಹೇಳಿ ಹೇಳ್ತೀರಿ ನೀವು. ಈಗ ಆಗಳಿಕೆ ಎಲ್ಲ ನಟ್ಟಿತ್ತು, ಈಗ ಎಲ್ಲ ಕಳಿ ತಗೋಕ್ ಯಂತ್ರ ಎಲ್ಲ ಬಂತು, ಆಗಳಿಕೆ ಕೈಯಾಗೆ ಕಳಿ ಕಿತ್ತಾಗಿ ಈಗ ನಟ್ಟಿಯಾಯಿ ಎಷ್ಟು ದಿನಕ್ಕೆ ಕಳಿ ತಗೋಕ್ ಹತ್ತಿದ್ರಿ ನೀವೆಲ್ಲ ಆಗಳಿಕೆ?
7: ನಟ್ಟಿಯಾಯಿ ಒಂದ್ 20-25 ದಿನಕ್ಕೆ ಆ ಗೆದ್ದಿ ಬುಡ ಎಲ್ಲ ಸರ್ತ ಕಾರ ಮೇಲೆ ನಾವು ಕಾಲಾಗ ಮೆಟ್ಟುದು ಹೌದು. ಮತ್ ಕಳಿ ಇಲ್ದಿರು ಮೆಟ್ಟತಿತ್ತು ಅಂದ್ರೆ ಮೆಟ್ಟಗತೆ ಒಳ್ಳೆ ಇಳುವರಿ ಕೊಡತ್ತ, ಎಲ್ಲ ಬುಡಕ್ಕೂ ಇದು ಬೀಳತ್ತ ಪ್ರೆಷರ್ ಬಾದಿ ಬಿದ್ದು ಬುಡು ಇಳುವರಿ ಒಳ್ಳೆ ಕೊಡತ್ತ ಅಂದೇಳಿ ಮೆಟ್ತಿದ್ದಿತ್ತು. ಮತ್ತೆ ಕಳಿಯು 20-25 ದಿನ ಶುರು ಮಾಡಿದ್ರೆ ನಾವು ಎಷ್ಟು ದಿನ ಒಂದ್ 10-15 ದಿನ ಆರು ಅದನ್ನ ತೆಗೆದು ಪೂರೈಸ್ತಿದ್ದಿತ್ತು, ಬೇಜಾರಂದಿಲ್ಲ. ಈಗ ಆ ಕಳಿ ಬದಿ ಬಿಟ್ಟು ಎಂತಕ್ಕೂ ಹೊತ್ತೇ ಇಲ್ಲ ಗೆದ್ದಿ. ಅದ್ರ ಮೇಲೆ ಹುಲ್ಲು ಬಂದ್ರು ಅದನ್ನ ಕಾಂತಿಲ್ಲ, ಬಂದಷ್ಟು ಬದತ್ತಂದೇಳಿ ಹೇಳಿ ಈಗಳಿಂದ ಅದನ್ನ ಕಾಂತು ಇಲ್ಲ. ಮತ್ತೆ ಇದು ಯಾವ್ದಾದ್ರು ಸಿಂಪಡಣೆ ಎಲ್ಲ ಮಾಡ್ತಾರಲ್ಲ, ರಾಸಾಯನಿಕ ವಸ್ತು ಎಲ್ಲ ಸಿಂಪಡಣೆ ಮಾಡಿ ಅದು ಕಳಿ ಎಲ್ಲ ತಕ್ಕಂತ್ರಿ ಈಗಳಿನ ಇದ್ರಾಗೆ.
6: ಈಗ ನೀವು ನಟ್ಟಿ ನಡಕ್ಕೆ ಹತ್ತಿದ್ರಿ ಅಲ್ಲ, ಆಗಳಿಕೆ ಹೋರಿ ಮುಖ ಯಂತ್ರ ಹೂಡಿ ನಟ್ಟಿ ನಡ್ತಿದ್ರೆ, ಈಗ ಯಂತ್ರ ಮೂಲಕ ಹೂಡಿ ನಟ್ಟಿ ನಡ್ತಿದ್ರೆ, ಆಗಳಿಕಿನ ನಟ್ಟಿಗೂ ಈಗಳಿಕಿನ ನಟ್ಟಿಗೂ ಸ್ವಲ್ಪ ವ್ಯತ್ಯಾಸ ಏನಾದ್ರೂ ಇತ್ತ ಅಂತ ಹೇಳ್ತೀರಾ?
7: ವ್ಯತ್ಯಾಸ ಆ ಹೋರಿ ಮುಖಾಂತರ ನಡುವತಿಗೆ ಒಂದು ಖುಷಿ, ಮುಂದ ಗುಣಸರು ಅದನ್ನ ಹೋರಿನೆಲ್ಲ ಹಿಡ್ಕೊಂಡು ಮತ್ ನಮ್ ನಡುಕು ಸುಲಭ. ಮತ್ತದ ಮಣ್ಣು ಅದೇ ಕೂಡ್ಲೇ ಇದಾತ ಇರುತ್ತಲ್ಲ, ಅಂದ್ರೆ ಕೈ ಎಷ್ಟು ನಮ್ ಬೇಕಷ್ಟು ಪಟ ಪಟ ನಟ್ಟಕಂತ ಹೋಪ್ಕಾತಿದ್ದೀತಿ. ಈಗ ಹಂಗಲ್ಲ, ಎಷ್ಟು ಟೈಮ್ ಇರುವುದಿಲ್ಲ ಮಿಷನ್ ಯಂತ್ರ ಮುಖಾಂತರಲ್ಲ, ಆ ಯಂತ್ರ ಎಷ್ಟೊತ್ತು ಎಷ್ಟೊತ್ತಿಗಾರು ಹಾಕಿ ಕೊತ್ತು ಮತ್ತೆ ಟೈಮ್ ಇರುವುದಿಲ್ಲ ಅಂದ್ರೆ ಅದು 3 ದಿನ ಬಿಟ್ಟು ನೋಡುದಾರು ನಾವು ಅದೊಂದು ಹಿಂಗ ಅಲ್ಲಾಡಿಸಿ ಅಲ್ಲಾಡಿಸಿ ದುಡಿಸಿ ಎಲ್ಲಿ ಬುಡ ಬೀಳುತ್ತೋ ಅಲ್ಲೊಂದು ಇದ್ ಮಾಡುದಷ್ಟೇ. ಮತ್ತೆ ಮೊದ್ಲಿನ ತರ ಅಷ್ಟು ಖುಷಿ ಆತ್ಲ ಪಟ್ಟ ನಟ್ಟಿ ಹತ್ಲ ಆ ತರ ಮಣ್ಣು ಆತಿಲ್ಲ ಎಂತದೂ ಇಲ್ಲ. ಯಾರು ಒಂದ್ ಮಾಡಿ ಕೊಟ್ಟಿರಲ್ಲ ಅಂದ್ರೆ ಒಟ್ಟು ಒಂದು ನಟ್ಟಿ ಮಾಡಕಲ್ಲ ಅಂದೇಳಿ ಒಂದು ಇದಕ್ಕೋಸ್ಕರ ನಡುವುದಷ್ಟೇ.
6: ಈಗ ಎಂತ ಅಂದ್ರೆ ಹೇಳ್ರೆ, ಆಗಳಿಕಲ್ಲ ನಟ್ಟಿ ಸುರಿಗೆ ಈ ಗಣಪತಿ ಮಾಡುದಂದ್ರೆ ಹೇಳ್ತಿದ್ರ ಆಯ್ತಾ? ಫಸ್ಟ್ ನಟ್ಟಿ ದಿನ ಗಣಪತಿ ಅಂತ ಹೇಳಿ, ನಂಗೆ ಇದ್ರ ಬಗ್ಗೆ ಈಗ ಗೊತ್ತಿಲ್ಲ, ನೀವ್ ಒಂಚೂರು ಹೇಳಿಕಂಬ ಈ ಗಣಪತಿ ಅಂದ್ರೆ ಅಂತ ಎಂತಕ್ಕೋಸ್ಕರ ಇದನ್ನ ಮಾಡ್ತಿದ್ರೆ?
7: ಫಸ್ಟ್ ಗೆ ಆವಾಗ ನೊಟ್ಟಿ ಆವಾಗಲ್ಲ ನೊಟ್ಟಿ ಅಂದ್ರೆ ಅಷ್ಟು ಖುಷಿ ಅಲ್ಲ, ಒಂದಷ್ಟೊಂದು ಸಂಭ್ರಮದ ಕೆಲಸ ನೊಟ್ಟಿ ಅಂದೇಳಿ ಹೇಳ್ರೆ. ಮನೆಗೆ ಫಸ್ಟ್ ನೊಟ್ಟಿ ಸ್ಟಾರ್ಟ್ ಮಾಡೋದು ಅಂದೇಳಿ ಹೇಳ್ರೆ. ಅದಕ್ಕೋಸ್ಕರ ಮನೆಗೆ ಇದು ದೇವರಿಗೆಲ್ಲ ಕಾಯಿ ಎಲ್ಲ ಒಡೆದು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಬಂದು ನೊಟ್ಟಿ ಹಿಂಗ್ಸ್ರಿ ಮಧ್ಯಾಹ್ನ ಬಂದ್ ಗೆದ್ದೆಗೆ ಎಲ್ಲರಿಗೂ ಅವಲಕ್ಕಿ ಮತ್ತೆ ಔಡಿ ಕಾಳು ಅದನ್ನೆಲ್ಲ ಬೇಯಿಸಿ ಕೊಡುದು. ಮತ್ತೆ ಹಲಸಿನ ಹಣ್ಣಲ್ಲ ಅಂದ್ರೆ ಆಗಳಿಕ್ ಹೊಟ್ಟಿ ತುಂಬುದಲ್ಲ ಹಲಸಿನ ಹಣ್ಣಲ್ಲ ಅಂದ್ರೆ ಖುಷಿ ಅಲ್ಲ ಜನರಿಗೂ ಖುಷಿ ಅಷ್ಟು. ಅದಕ್ಕೋಸ್ಕರ ಹಲಸಿನ ಹಣ್ಣೆಲ್ಲ ತಂದು ಕೊಯ್ದು ಕೊಡುದು, ಆ ಹೆಂಗಸರು ತಾವು ತಿಂದು ಮತ್ತೆ ಮನೆ ಮಕ್ಕಳಿಗೂ ತಗೊಂಡು ಹೋಗಿ ಕೊಡುದು. ಮಕ್ಕಳು ಹಂಗೆ ನಾವು ಸಣ್ಣಕಿ ಪತಿ ನಮ್ಮ ಅಮ್ಮ ಎಲ್ಲ ನೊಟ್ಟಿಗೆ ಹೋಯ್ರಂದ್ರೆ ಇವತ್ತು ಫಸ್ಟ್ ನೊಟ್ಟಿ ಅಮ್ಮ ಇದು ಹಲಸಿನ ಹಣ್ಣೆಲ್ಲ ತಗೋಬತ್ತರ ಬಪ್ಪತಿಗೆ ಅಂದಾಳಿ ಹೇಳಿ ಖುಷಿ ಅಷ್ಟು ಖುಷಿ ಪಡ್ತಿತ್ತು. ಈಗ ಗಣಪತಿ ನೊಟ್ಟಿ ಅಂದ್ರೆ ಎಂತದಂದು ಗೊತ್ತಿಲ್ಲ ಮಕ್ಕಳಿಗೆ, ಅದು ಮಾಡೋದು ಇಲ್ಲ ಯಾರು ಯಾರು ಮಕ್ಕಳಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ, ಎಂತದು ಮಾಹಿತಿ ಗೊತ್ತಿಲ್ಲ.
6: ಈಗ ನಟ್ಟಿ ಆಯಿ ಲಾಸ್ಟ್ ಗೆ ಹದದ್ ನಟ್ಟಿ ಅಂತ ಹೇಳಿ ಮಾಡ್ತಾರೆ, ಈ ಹದ ಅಂದ್ರೆ ಎಂತ ಮೇಡಮ್, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
7: ಅದೇ ಹದ ಅಂದೇಳಿ ಹೇಳ್ರಿ. ಆ ದಿನ ಎಲ್ಲ ನಟ್ಟಿ ಆಯಿ ಎಲ್ಲರಿಗೂ ಲಾಸ್ಟ್ ನಟ್ಟಿ ಅಲ್ಲ, ಎಲ್ಲರಿಗೂ ಖುಷಿ ಇರುತ್ತ. ಮತ್ತ ಪಾಪ ಹೂಡ ಧೂವರಿ ಎಲ್ಲ ಇರುತ್ತಲ್ಲ ಅವಕ್ಕೂ ಸ್ವಲ್ಪ ವಿಶ್ರಾಂತಿ ಇದು ಮಾಡೋಕೆ ಮನ್ಸರಿಗಾರು ಸ್ವಲ್ಪ ಮಾಡ್ಕಂತಾರಲ್ಲ. ನಮ್ ನಟ್ಟಿ ನಟ್ಟು ಸಾಕಾಯ್ತು ಸ್ವಲ್ಪ ಒಂದಿನ ನಾವು ಒಂಚು ಪುರ್ಸೊತ್ ಮಾಡ್ಕಂತ ಅಂದೇಳಿ ಕೂತ್ಕಂತಾರಲ್ಲ ಅವಕ್ಕೆ ಇದಿರುವುದಿಲ್ಲಲ್ಲ. ಅದಕ್ಕೆ ಆ ಹೋರಿಗೂ ಹಂಗೆ ಅದ್ರಿಗೆ ಒಂದಿನ ಒಳ್ಳೆ ದಿನ ಕಂಡವನ್ನೆಲ್ಲ ಮೀಸಿ ಅವಕ್ಕೆಲ್ಲ ಬೇಕಪ್ ಸಮ ಹುಲ್ಲೆಲ್ಲ ಹಾಕಿ ಮೈಗೆಲ್ಲ ಕೋಡಿಗೆಲ್ಲ ಎಣ್ಣೆ ಉದ್ದಿ ಮೀಸ್ಕ ಬಂದ್ ಅವಕ್ಕೆ ಒಳ್ಳೆ ಮಾಡುಕಲ್ಲ ಹಾಕಿ ತಿಂಬಕ್ ಕೊಟ್ಟು ಸಾಕಿ ಆತರ ಇದು ಮಾಡಿ ಮನೆಗೆ ಹದದ ದಿನ ನಟ್ಟಿ ದಿನ ಮನೆಗೂ ಹಂಗೆ ಒಳ್ಳೆ ಮಾಡಿ ಲಾಸ್ಟ್ ದಿನ ಆಗಲಿ ಕಷ್ಟ ಊಟಕ್ಕೆಲ್ಲ ಆರು ಒಳ್ಳೆ ಮಾಡಿ ಕೋಳಿ ಸಾರು ಮೀನ್ ಸಾರೆಲ್ಲ ಮಾಡಿ ನಟ್ಟಿ ಹೆಂಗಸರಿಗೆಲ್ಲ ಹಾಕಿ ಅಷ್ಟು ಒಳ್ಳೆ ಗಮ್ಮತ್ತೆಗೊಂದು ಪಾಯಸ ಮಾಡಿ ಎಲ್ಲ ಮಾಡಿ ಹದ ಅಂದಳಿ ಮಾಡ್ತಿದ್ರು. ಅಷ್ಟೊಂದು ಹಬ್ಬ ಮಾಡದೆ ಮಾಡ್ತಿದ್ರು ಮನೆಯೆಲ್ಲ. ಮಕ್ಕಳಿಗೂ ಖುಷಿ, ಮನೆಯರಿಗೂ ಖುಷಿ, ಎಲ್ಲರಿಗೂ ಖುಷಿ, ಊರಿನವರಿಗೂ ನಟ್ಟಿ ಮನೆಯರಿಗೂ ಎಲ್ಲರಿಗೂ ಖುಷಿ, ಬೇರೆ ಬಂದರಿಗೂ ನಟ್ಟಿ ಖುಷಿ, ಎಲ್ಲರಿಗೂ ಅಷ್ಟು ಖುಷಿ ಅದಂದಳಿ ಹೇಳ್ರಿ.
6: ಅಷ್ಟು ಲೈಕ್ ಎಲ್ಲ ಮಾಡ್ತಿದ್ರೆ, ಯಾಕಂದ್ರೆ ಹೇಳ್ರೆ ಒಂದು ಕೃಷಿ ಗೆದ್ದೆ ಅಲ್ಲ ಇಪ್ಪದಂತ ಹೇಳಿದ್ರೆ ಎಷ್ಟು ಚಂದ ಅಲ್ದ. ಆ ನಟ್ಟಿ ನೋಡುದು ಅವ್ರ ಪುರುಸತ್ತ, ನಾ ನಟ್ಟಿನ ಸಾಗಿಸೋಸ್ಕರ ಹಾಡು ಹೇಳ್ಕೊಂಡು ನಟ್ಟಿ ನೋಡುದು, ಹೂಡುವತ್ತಿಗೆ ಗಣಸ್ರೆ ಕೊಂಗಿ ಹೊಡುದು, ಅದೆಲ್ಲ ಏನು ಒಂಥರ ಚಂದ ಕಣಿ ಗೆದ್ದಿ ಬೈಲಾಗ ಅದನ್ನ ಕಾಮ್ಕಿ ಏನು ಒಂಥರ ಖುಷಿ ಅಂತ ಹೇಳಕ್. ಆದ್ರೆ ಇವತ್ತೇಂತೈತಂದ ಹೇಳ್ರೆ ಎಲ್ಲ ಯಂತ್ರಗಳು ಬಂದ ಆ ಅಂದ ಚಂದಗಳೆಲ್ಲ ಹೊರಟೋಯ್ತು. ಆದ್ರೂ ನಮ್ ಕುಂದಾಪುರ ಬದಿಯಲ್ಲಿ ಒಂದಿಷ್ಟು ಬದೆಗೆ ಇಂಥದೊಂದು ದೃಶ್ಯ ಕಾಮ್ಕೆ ಕಣ್ಣಿ ಸಿಕ್ಕತ್ತ. ಹಂಗೆ ಈ ಗಣಪತಿ, ಈ ಹದ್ದ, ಈ ಓಜು ಹಾಕುದ, ಇದ್ರ ಬಗ್ಗೆ ಎಲ್ಲ ತುಂಬಾ ಚಂದ ಮಾಡಿ ಹೇಳಿರಿ. ಹಂಗೆ ಇವತ್ತು ಕೃಷಿ ಬದುಕಂತ ಹೇಳೋದು ಸ್ವಲ್ಪ ಕಮ್ಮಿ ಆತೈತ್ತ. ಮುಂದಿನ ಜನಾಂಗಕ್ಕೆ ನೀವು ಎಂತ ಹೇಳಕ್ ಇಷ್ಟಪಡ್ತೀರಿ? ಈಗ ಮುಂದೆ ನಾ ಕೃಷಿ ಮಾಡ್ಕೊಂಬರಿಗೆ ಎಂತ ಹೇಳಕ್ ಇಷ್ಟಪಡ್ತೀರಿ?
7: ಮುಂದೆ ಕೃಷಿ ಅಂತೂ ಬೇಕೇ ಬೇಕು ಯಾವ್ದಕ್ಕಂದ್ರೆ. ನಾವು ಎಂತ ಇದು ಮಾಡ್ರಿ, ದುಡ್ಡಿಂದ ಎಲ್ಲದೂ ತಪ್ಪುಗತ್ತ ಹೌದು. ದುಡ್ಡಿದ್ರೆ ಅದು ಬೆಳಿದೇನೆ, ಬೇರೆ ಯಾವ ಬದೆಗಾರು ಅದು ಬೆಳಿದೆ ನಮ್ಗೆ ತಪ್ಪುಗತ್ತೆ. ಈಗ ಊಟ ಮಾಡೋಕೆ ಅನ್ನ ಬೇಕೇ ಬೇಕು, ಆದ್ರೆ ನಾವು ಅದು ಗೆದ್ದು ಇದನ್ನೆಲ್ಲ ನಾವು ಹಿಂಗೆ ಮಾಡ್ತಾ ಹೊರ ಅದಕ್ಕೆ ಬೆಳೆಯುವುದು ಬರಿ ಅತ ಹೊತ್ತು, ಮತ್ತೆ ಅದು ನಮ್ಗೆ ಸಿಕ್ಕುವುದು ಕಷ್ಟ ಅನ್ಸುತ್ತೆ. ಈಗ ಮೊದಲು 20 ರೂಪಾಯಿ ಇದ್ದಕ್ಕಿ ಸೇರಿಗೆ ಒಂದಕ್ಕೆ ಈಗ 50 ರೂಪಾಯಿ 60 ರೂಪಾಯಿ ಹಿಂಗೆ ಮುಂದೆ 100, 150 ಈ ತರ ಆಯ್ ಹೊತ್ತು ಅಷ್ಟೊತ್ತಿಗೆ. ಅದು ಇದು ಇದನ್ನು ಇದೆಲ್ಲ ಹಾಳು ಬಿದ್ದು ಹತ್ತಲ್ಲ, ಅದನ್ನೆಲ್ಲ ತಂದು ಅದ್ರ ಬಗ್ಗೆ ಮಾಹಿತಿಯೂ ಗೊತ್ತಿರುವುದಿಲ್ಲ. ಮತ್ತೆ ನಮ್ ಕೈ ಹತ್ತೆ ನಮ್ಮ ಮನೆಯಲ್ಲೇ ಬೆಳು ಮಾಡುವ ವಸ್ತು ದುಡ್ಡು ಕೊಟ್ಟು ತಪ್ಪದಂದ್ರೆ ಜನರ ಜೀವನನು ಕಷ್ಟ ಆತ. ಆರು ಜನರು ಅದ್ರ ಬಗ್ಗೆ ಅರ್ಥ ಮಾಡ್ಕಂತಿಲ್ಲ. ಅದು ಒಂದು ಆರು ಈಗಳಿಂದ ಮೊದ್ಲಿನವ್ರು ಮಾಡ್ತಾ ಇದ್ದದ್ದು, ಈಗಳಿಂದ ಮಕ್ಕಳಿಗೆಲ್ಲ ಅದನ್ನ ಸ್ವಲ್ಪ ಹೇಳಿ ಕೊಡ್ಕ, ಮಾಹಿತಿಯೂ ಕೊಡ್ಕ. ಆ ಕೃಷಿ ಕೆಲಸ ಮಾಡಿರ್ಗತ್ತೆ ಅವ್ರೇನು ಸಣ್ಣರಾಗಿ ಹೋಗತ್ತಿಲ್ಲ ಅಂದ್ರು ಅದ್ರ ಬಗ್ಗೆ ಇದು ಇರ್ಕ, ಅವ್ರಿಗೆ ಬೆಲೆನೂ ಇರ್ಕ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕೃಷಿ ಬಗ್ಗೆ. ಅಷ್ಟೊತ್ತಿಗೆ ನಮ್ಮ ಊರು ಒಳ್ಳೇದತ್ತ, ನಾವು ಒಳ್ಳೇದು, ಮನೆ ಒಳ್ಳೇದು, ಎಲ್ಲದೂ ಒಳ್ಳೇದತ್ತು, ಜನರು ಒಳ್ಳೆ ರೀತಿಯಾಗಿರ್ಲಕ್ಕ.
6: ಖಂಡಿತ ಮೇಡಮ್, ಕೃಷಿಯಿಂದ ಏನೇನ್ ಬೇಕಾದ್ರೂ ಸಾಧಿಸಬಹುದು ಅಂತ ತುಂಬಾ ಚಂದ ಮಾಡಿ ಹೇಳಿರಿ. ನಂಗಂತೂ ಖುಷಿ ಆಯ್ತು ನೀವು ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಅಂತ ಇರಿಯಕ್ಕ. ತುಂಬಾ ಖುಷಿ ಆಯ್ತು ಇಷ್ಟೊತ್ತರಿಗೆ ನಮ್ಮ ಕುಂದಾಪುರ ಕನ್ನಡ ದಿನಾಚರಣೆ ಪ್ರಯುಕ್ತ ಶ್ರೀಮತಿ ಶಾರದಾ ನಾಗರಾಜ್ ಅವರು ತುಂಬಾ ಚಂದ ಮಾಡಿ ಕುಂದಕನ್ನಡದಲ್ಲಿ ತಿಂಗಳುಗಳ ಹೆಸರುಗಳನ್ನು ಹೇಳ್ರೆ ಮತ್ತೆ ಗೆದ್ದಿ ಬೇಸಾಯದ ಬಗ್ಗೆ ಕೂಡ ಹೇಳ್ರಾಯ್ತ. ನಂಗಂತೂ ತುಂಬಾ ಖುಷಿ ಆಯ್ತು. ನೀವೆಲ್ಲರೂ ಕೂಡ ನಿಮ್ಮ ಮನೆಯಲ್ಲಿರುವ ಗೆದ್ದಿ ಬೇಸಾಯವನ್ನ ಮಾಡಿ ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆ ಕೃಷಿ ಬದುಕನ್ನ ಮುಂದುವರ್ಸ್ಕೊಂಡು ಹೋಗಿ ಭೂಮಿನ ಹಡ್ಕೆಡ್ಬೇಡಿ ಆಯ್ತಾ. ಖಂಡಿತ ರೈತ ಇದ್ರೆ ನಾವು ಇದ್ದಂತೆ, ಹಣ ಎಷ್ಟೇ ಇದ್ರೂ ಕೂಡ ಅದನ್ನ ತಿಂಬಕಾತಿಲ್ಲ. ಗೆದ್ದಿಯಲ್ಲಿ ಭತ್ತ ಬೆಳೆದ್ರೆ ಮಾತ್ರ ಮನೆಯಲ್ಲಿ ನೆಮ್ಮದಿಯಿಂದ ಊಟ ಮಾಡಿ ನಿದ್ದೆ ಮಾಡಬಹುದು. ನೀವೆಲ್ಲರೂ ಗೆದ್ದೆ ಬೇಸಾಯ ಮಾಡ್ತೀರಿ ಎಂದು ನಂಬಿಕೆ ನಂಗಿತ್ತು. ಹಂಗಾರೆ ಇವತ್ತೇ ಹಾರಿ ಹೋಗ್ಲಾ ಇಕ್ಕಂಡ ಗೆದ್ದಿ ಬದಿ ಹೋಯ್ನಿ, ಗೆದ್ದಿ ಬೇಸಾಯ ಮಾಡಿ. ಹಂಗಾರು ನಾ ಬಪ್ಪದಂಗಾರೆ ಇವತ್ತೇ ನಮ್ಮ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಲ್ಲದೆ ಹಂಗಾಗಿ ನಮ್ಮ ಕುಂದಾಪುರ ಬದಿಯಲ್ಲಿ ಕೆಲವೊಂದು ಹಬ್ಬಗಳ ಆಚರಣೆ ಮತ್ತೆ ನಮ್ಮ ಬದಿಯಲ್ಲಿ ಇರುವ ಕೆಲವೊಂದು ವಿಶೇಷತೆಗಳ ಬಗ್ಗೆ ಹಂಗೆ ಅದ್ರ ಸೊಗಡ ಇದ್ರ ಬಗ್ಗೆ ಎಲ್ಲ ಹೇಳೋಕೆ ಈಗ ನನ್ನೊಟ್ಟಿಗೆ ಪೂರ್ಣಿಮಾ ಶೆಟ್ಟಿ ಅವರಿದ್ರ. ಅವ್ರು ಎಂತ ಹೇಳ್ತಿರಂಗರ ಅಂತ ಹೇಳಿ ಕೇಳ್ಕಬಪ್ಪಲ್ದ?
8: ಕಾಂತ ಬಂತಲ್ಲ ನಮ್ ಕುಂದಾಪುರ ಕನ್ನಡ ಹಬ್ಬ, ಎಷ್ಟು ಖುಷಿ ಗೊತ್ತಿತ್ತ? ಕುಂದಾಪುರ ಕನ್ನಡ ಹಬ್ಬ ಅನ್ಕೊಳ್ಳ, ಅಲ್ಲಿ ಸುದ್ದಿ ಇಲ್ಲಿ ಸುದ್ದಿ ಅಂತ ಹೇಳಿ ಹೇಳ್ತೀಯ. ಬನಿ ಹೋಯ್ ಕುಂದಾಪುರ ಸುದ್ದಿ ಕೇಂಬಕ್ ನಿಮಗೆ ಪುರ್ಸೋತೆ ಸಾಕತ್ತಿಲ್ಲ, ಎಷ್ಟು ಗಂಟ್ರು ಕುಂದಾಪುರ ಸುದ್ದಿ. ಈಗ 6 ತಿಂಗಳ ಅಂದ್ರೆ ಕೂಡ ಎಂತ ಮಾರ್ರೆ ನಟ್ಟಿ, ಅಲ್ಲ ಹೆಂಗ್ಸ್ರ ಸಾಲ್ಗೆ ಇಟ್ಕೊಂಡು ಹಾಪದ, ಗೂರ್ ಬೈಕ ಹಾಪದ, ಕಾಮಕ ಚಂದವೇ ಬೇರೆ. ಅದು ಬಿಡಿ, ಹೂಡುವನ್ ಆ ಕಂಬಳಿ ಹೈಕಂದ್, ಆ ಕಂಬಳಿ ಒಂದ್ ಕೈಯಾಗ ಹಿಡ್ಕಂದ್, ಆ ಹೋರಿನ ಎಬ್ಬುದ, ಅದೆಲ್ಲ ಏನ್ ಲಾಯ್ಕೆ. ಆ ಬೈಲ್ ತುಂಬಾ ಮಕ್ಕಳ ಅಗಿ ಕಟ್ ಬೆಟ್ಟ ಹಾಕೋತರ ಕಾಂತ್ರ, ಅಗಿ ಹೊರುವಾರ ಕಾಂತ್ರ, ಗೊಬ್ಬರ ಹೊರುವಾರ ಕಾಂತ್ರ, ಅದು ಸಾಲ ಅಂತ ಹೇಳಿ ಹೆಂಗ್ಸ್ರೆಲ್ಲ ಇತ್ತೇ ಇಲ್ಲ. ನಟ್ಟಿಗ್ ಓಜ್ ಹಾಕುದ್ ಕಾಂತ್ರ, ಓಜ್ ಹಾಕುದ್ ಕೂಡ ಒಂದ್ಸಲ ಗೌಜಿರುತ್ತೆ, ಯೋ ನನ್ ನಟ್ಟಿ ಸಾಲ ದೊಡ್ಡದಾಯ್ತು, ನಿನ್ ನಟ್ಟಿ ಸಾಲ ಸಣ್ಣದಾಯ್ತು ಅಂತ ಹೇಳಿ. ಆ ಖುಷಿಯೇ ಬೇರೆ. ಅದೇ ಕೂಡ್ಲೆ ನಮ್ದು ನಟ್ಟಿ ಮುಗಿತ್ ಮುಗಿತ್ ತಮ್ಕು ಕಳಿ ಶುರು ಆಯ್ತು. ಕಳಿ ಶುರು ಹಾಕಿದ್ರೆ ಮುಂಚೆ ಹೊಗೆ ಹತ್ತುದಿರುತ್ತೆ, ಬಳಾಲ್ ಮಳಿ ಬಂತಂದ್ರೆ, ಜೋರ್ ಮಳಿ ಬಂತಂದ್ರೆ ಎಲ್ಲ ರಾತ್ರಿಗೆ ಬ್ಯಾಟ್ರಿ ಹಿಡ್ಕೊಂಡು ಬೈಲಂಗ್ ಇರ್ತದೆ ಎಂತ ಹೇಳಿ ಹೊಗೆ ಹತ್ತದ್. ಹೊಗೆ ಮೀನ್ ತಿಂಬಕ್, ಕಲ್ಸಿ ಕಾಣಿ ಎಲ್ಲ ತಿಂಬಕ್ ಎಂತ ಖುಷಿ ಗೊತ್ತಿತ್ತ? ಅಷ್ಟು ರುಚಿ ಇರುತ್ತ. ಇದು ಇದೆಲ್ಲ ನಿಮ್ಗೆ ಎಲ್ಲೂ ಕಾಮಕೂ ಸಿಕ್ಕುದಿಲ್ಲ. ಎಲ್ಲಾ ಬೈಲ್ ತುಂಬಾ ಬೆಟ್ರ ತಕೊಂಡು ಓಡಾಡ್ತಿರ್ತಾರೆ ಕಣೆ. ಅದು ಮುಗಿತಂದ್ರ ಕೂಡಲೇ ಕಳಿ ಆಯ್ತಾ, ಕಳಿ ತೆಗೆದಾದ ಕೂಡಲೇ ಎಲ್ರಿಗೂ ಸಾಕಾಗಿ ಇರುತ್ತೆ. ನಟ್ಟಿ ಮಾಡಿರ್ತಾರೆ ತಿಂಗಳಗಟ್ಲಿ, ಕಳಿ ಬೆನ್ನು ಮುರ್ಕೊಂಡಿರ್ತಾರ, ಅದಕ್ಕೆ ಎಂತ ಮಾಡ್ತಾರೆ ಆಸಾಡಿ ಹಬ್ಬ ಅಂತ ಹೇಳಿ ಮಾಡ್ತಾರೆ. ಆಗಳಿ ಕಾಲ ತಿಂಬಕಲ ಎಲ್ಲಿದ್ದೈತೆ? ಆಸಾಡಿ ಹಬ್ಬ ಮಾಡುದಂದ್ರೆ ಗೌಜೆ. ಆಸಾಡಿ ಹಬ್ಬ ಮಾಡ್ಕೊಂಡು ಒಂದ್ ಕೋಳಿ ಪದಾರ್ಥ ಮಾಡ್ಕೊಂಡು, ಒಂದ್ ಮೀನ್ ಸಾರು ಮಾಡ್ಕೊಂಡು, ಉಂಬುದು ಲಾಯಕ್ ಮಾಡ್ಕೊಂಡು, ಅದು ಖುಷಿಯೇ ಬೇರೆ. ಆಸಾಡಿ ಹಬ್ಬಕ್ಕೆ ಒಬ್ರು ಮನೆಗೆ ಒಬ್ರು ಹಾಪುದು ಇರುತ್ತೆ. ಆಸಾಡಿ ಹಬ್ಬ ಮುಗಿದ್ರು ಕೂಡಲೇ ನಮ್ಮ ಸ್ವಾಣಿ ತಿಂಗಳು ಬಂತೆ. ಸ್ವಾಣಿ ತಿಂಗಳಿಗೆ ಎಂತ ಮಾಡ್ತೇವೆ ಅಂತ್ರಿ? ಹೊಸಲು ಬರೋದು ಮನೆಯೆಲ್ಲ ಆಸಾಡಿ ಅಂದ್ರೆ ಆಸಾಡಿ ಕರಿ ತೆಗುದು ಅಂತಿರತ್ತೆ. ಆಸಾಡಿ ಕರಿ ತೆಗುದಂದ್ರೆ ಎಂತ ಅಂದೇಳಿಕೆ ಅಂತ್ರಿ? ಅಂದ್ರೆ ಕಾಣಿ ಆಗಳಿಗೂ ಹಿಂದೆ ಮನಮಾರು ವರ್ಷಕ್ಕೆ ಒಂದ್ಸರ್ತಿ ಇಡೀ ಮನಮಾರು ಚೊಕ್ಕ ಮಾಡುದಿರತ್ತೆ. ಹಂಚಿನ ಮಾಡಲ್ಲ ಅಲ್ಲಿ ಅರ್ಲಿ ಇರ್ಲಿ ಹತ್ತು ತನ್ಕಂಡು ಆಸಾಡಿ ಕರಿ ತೆಗುದು ಅಂತ್ರಿ. ಕರಿ ತೆಗ್ದು ಮನೆ ಚೊಕ್ಕ ಮಾಡಿ ಆ ದಿನ ಆ ಸಂಕ್ರಾಂತಿ ದಿನ ಸ್ವಾಣಿ ಪೂಜಾ. ಸ್ವಾಣಿ ಪೂಜಾ ಅಂದ್ರೆ ಎಂತ? ಹೊಸ್ಲ್ ಪೂಜಾ. ಹೊಸ್ಲ್ ಪೂಜಾ ಮಾಡುದು ಅಜ್ಜಿನ ಕರುದು. ಸ್ವಾಣಿ ಹೋಗಿಟ್ಟು ಅಜ್ಜಿನ ಒಳಗೆ ಕರುದು, ಕರ್ದು ಕಡಿಕೆ ಒಂದು 4 ದಿನ ಇರ್ತಾಳೋ ಅಜ್ಜಿ 5 ದಿನ ಇರ್ತಾಳ. ಕಡಿ ಮತ್ತೆ ಪುನಃ ದ್ವಾಸಿ ಮಾಡಿ ತೊಗಿ ಮಾಡಿ ಅವಳಿ ತೊಗಿ ಮಾಡೋದು, ಹೆಸರು ತೊಗಿ ಮಾಡಿ ಅವಳಿಗೆ ಅಜ್ಜಿಗೆ ಹಾಕಿ ಬಚ್ಚೋದು. ಕಡಿ ಉಂಡ್ಲಗಾಯಿ ಅಂತ ಮಾಡ್ತಾರೆ ಕಾಯಿ, ಅದು ತಿಂಬಕ್ಕೆ ಎಷ್ಟು ಖುಷಿ ಗೊತ್ತಿತ್ತ? ಹಾಂಗಾಯಿ ನಮ್ಮ ಈ ಹಬ್ಬಗಳ ಕಾಮ್ರಿ ಚಂದ ಅಲ್ಲಿಂದ ಶುರುವಾತ್ ಕಾಣಿ. ವರ್ಷ ಇಡೀ ನಿಮ್ಗೆ ಕುಂದಾಪುರದಲ್ಲಿ ಯಾವ ಒಂದೊಂದೇ ತರದ ಹಬ್ಬ ಇರುತ್ತೆ. ಕಡಿಕೆ ಅದಾಯ್ತು, ದೀಪಾವಳಿ ತಿಂಗಳು ಬಂತು. ದೀಪಾವಳಿ ತಿಂಗಳು ಬಂದ್ರ ಕೂಡಲೇ ನಮ್ಮ ಮತ್ತೆ ಪುನಃ ಗೆದ್ದಿ ಹಿಟ್ಟು ಹಾಕುದು, ಕಡಿಕೆ ಬಲಿನ ದೇವ್ರ ಕರುದು, ಕಡಿ ಕೊಯ್ಲು ಕೊಯ್ಲು ಅಂತ ಹೇಳ್ಕೊಂಡ ಆ ಖುಷಿಯೇ ಬೇರೆ. ಮನೆ ತುಂಬಾ ಭತ್ತ ಇರುತ್ತೆ, ಹಸಿ ಅಕ್ಕಿ ಬಾಗುದಂದೇ ಇರುತ್ತೆ ಕಾಣಿ. ಎರಡು ಅಕ್ಕಿ ತಗೊಂಡು ಹೋಯ್ ಅದನ್ನ ಹಾಕಿ ಕೇಲಿಗೆ ಹಾಕಿ ಹಸಿ ಅಕ್ಕಿ ಬಾಗ್ತಾರೆ. ಅದು ಹಸಿ ಅಕ್ಕಿ ಬಾಗ್ದಂದಿನ ಮತ್ತೊಂದು ಖುಷಿ ಇತ್ತು, ಸಾಯಂಕಾಲ ಮೀನು ಪದಾರ್ಥವೇ ಐಕ. ಯಾಕಂದ್ರೆ ಹಳೆಯರ್ನೆಲ್ಲ ಹಿಂದಿನವ್ರನ್ನೆಲ್ಲ ಕರಿತೇ ನಾವು, ಅವರಿಗೆಲ್ಲ ಹಳ್ಮಳೆಯರಿಗೆಲ್ಲ ಹಾಕಿ ಬಚ್ಚದ್, ಸತ್ತರಿಗೆ ಇದ್ದರಿಗೆಲ್ಲ ಹಾಕಿ ಬಚ್ಚುದು. ನಾವು ಒಂದ್ ಚಂದ ಮಾಡಿ ಅವ್ರ ಹೆಸರು ಹೇಳ್ಕೊಂಡು ಉಂಬುದೇ. ಈ ಖುಷಿ ನಿಮಗೆ ಬೇರೆ ಎಲ್ಲ ಕಾಮಕ್ಕೂ ಸಿಕ್ಕುದಿಲ್ಲ. ಇದ್ರ ಒಳಗೆ ಮತ್ತೊಂದು ಎಂತ ಗೊತ್ತಾ, ಕುಂದಾಪುರದ ಬರೀ ಹಬ್ಬ ಹುಣ್ಣಿಮೆ ಅಲ್ಲದೆ ಎಲ್ಲ ಕಂಡ್ರು ದೇವಸ್ಥಾನ, ಯಾವ ದೇವಸ್ಥಾನ ಬೇಕು, ಶಿವನ ದೇವಸ್ಥಾನ ಎಷ್ಟು ಬೇಕು ನಿಮ್ಗೆ. ಕೋಟೇಶ್ವರಕ್ಕೆ ಹೊರಗೆ ಕೋಟಿಲಿಂಗೇಶ್ವರನ್ ಕಾಂತ್ರಿ, ಕುಂದಾಪುರಕ್ಕೆ ಬಂದ್ರೆ ಕುಂದೇಶ್ವರನ್ ಕಾಂತ್ರಿ, ಶಂಕರನಾರಾಯಣ ಬದಿಗೆ ಹೋಯ್ತಂದ್ ಹೇಳ್ರೆ ಶಂಕರನಾರಾಯಣ ದೇವ್ರನ್ನೇ ಕಾಂತ್ರಿ. ಅಲ್ಲಿ ಬಿಡಿ, ಇಲ್ಲಿ ನಮ್ಮ ತಾಯಿ ಮೂಕಾಂಬಿಕಾ ಕೊಲ್ಲೂರಿಗೆ ಹೊರಗೆ ಕೊಲ್ಲೂರು ಮೂಕಾಂಬಿಕಾ ಕೂತಿದ್ದಾಳೆ. ಅಲ್ಲಿ ಯಾವ್ದು ಕಾಂತ್ರಿ, ಕುಂದಾಪುರಕ್ಕೆ ಎಲ್ಲ ಕಂಡ್ರು ಮರ ಹಸಿರು, ಆ ಸಮುದ್ರ ನದಿ ಅಲ್ಲಿ ಕಾಣಿ, ಮರವಂತಿ ಬೀಚಿಗೆ ಎಲ್ಲೂ ಇಲ್ಲ ಅಂದ್ರೆ ಕಾಣಿ. ವಿಶ್ವದಂಗೆ 2ನೇ ಸ್ಥಾನದಲ್ಲಿ 3ನೇ ಸ್ಥಾನದಲ್ಲಿ ಇತ್ತಂದ್ರೆ ಅಷ್ಟು ಉದ್ದಕ್ಕೆ. ಈಚೆಗೆ ಚಪ್ ನೀರು ಕಾಂತ್ರಿ, ಆಚೆಗೆ ಉಪ್ ನೀರು ಕಾಂತ್ರಿ. ಅದು ಆ ಚಪ್ ನೀರು ಉಪ್ ನೀರು ಒಟ್ಟಿಗೆ ಒಂದು ಮಹಾಸ್ವಾಮಿ ದೇವಸ್ಥಾನ ಇತ್ತೆ. ಆ ವರಾಹ ದೇವಸ್ಥಾನದಲ್ಲ ನಮ್ಮ ಮಹಾವಿಷ್ಣುವಿನ ಅವತಾರ ಇತ್ತು, ಅವ ಅಲ್ಲಿ ಕೂತ್ಕೊಂಡಿದ್ದ. ಅಮಾಸೆ ಅಂತ ಹೇಳಿದ್ರು ಕೂಡಲೇ ಕರ್ಕಟ್ಟಿ ಅಮಾಸೆಗೆ ಎಲ್ಲ ಜನ ಹೋಯ್ಕೊಂಡು ಅಲ್ಲ ಅಮಾಸೆ ಸ್ನಾನ ಮಾಡ್ತಾರೆ. ಎಂತಕ್ಕಂದ್ರೆ ಕೆಟ್ಟದ್ದು ಅದು ಇದು ಅಂತ ಹೇಳಿ ಆರು ಕಾಣಿ. ಅಲ್ಲೂ ಆ ಹಳೇ ಜನರಿದ್ರಲ್ಲ ಅವ್ರು ಎಷ್ಟು ಬುದ್ಧಿವಂತರು ಕಾಣಿ. ಆ ಉಪ್ ನೀರೇ ಸ್ನಾನ ಮಾಡ್ರೆ ಮೈಯಗೆ ಚರ್ಮದಾಗ ಏನೇ ಕಾಯಿಲೆ ಇದ್ರೆ ಅದೆಲ್ಲ ಹೊಯ್ಲಿ ಅಂತ ಹೇಳಿ. ಈಗ ಹೋರಿಗೆ ಎರ್ತ ಕೊಡುದು ಅಂತ ಹೇಳ್ತಾರಲ್ಲ, ಹಿಂದಿಂದ ಯಾವ ತಪ್ಪೆ, ಹೊರಳಿ ಸಾರು ಮಾಡ್ಕೊ ತಿಂತಿದ್ರು. ಹೊರಳಿ ಸಾರು ಗಂಟಿಗೆ ಹೊರಳಿ ಬೇಸಿ ಹಾಕುದು ಹೋರಿಗೆ, ಕೈಕಾಲು ಗಟ್ಟಿ ಐಲಿ ಅಂತ ಹೇಳಿ. ಆದ್ರೆ ಆ ಹೊರಳಿ ಸಾರು ನಾವು ಕುಡಿತಿತ್ತು. ಎಂತಕ್ಕೆ ಹೇಳಿ, ಬೆನ್ನಿಗೆ ಒಳ್ಳೇದು, ಹೊರಳಿ ಎಷ್ಟು ಶಕ್ತಿ ಮತ್ತೆ ಯಾವುದು ಇಲ್ಲ. ಈಗ ನಿಮ್ಗೆ ನವಧಾನ್ಯ ತಿನ್ನಿ ಅದ್ತೀನಿ, ಆಗಲಿಕ್ಕೆ ಆ ಹೊರಳಿನ ಉಪಯೋಗ ಮಾಡ್ತಿದ್ರಲ್ಲ, ಹೊರಳಿನ ತಕಂತಿದ್ರಲ್ಲ, ಹೊರಳಿ ಅವಕ್ಕೆ ಮತ್ತೆ ಎರ್ತ ಕೊಡುದಂತ ಇರ್ತಿದ್ದಿತ್ತು. ಅದೇ ಕರ್ಕಟ್ಟೆ ಅಮಾಸೆ ದಿನ ಕೈ ಕೊಡುದಂತ ಇರುತ್ತೆ. ಯಾವುದೋ ಒಂದು ಗಿಡದ ಚಕ್ತಿ ತಕ ಬಂದು ಅದನ್ನ ಕೊಯಿಸಿ ಕುಡಿತಿದ್ರು, ಕೈ ಕುಡಿತಿದ್ರು. ವರ್ಷಕ್ಕೊಂದ್ಸಲ ಕೈ ಕುಡಿದ್ರೆ ಆರೋಗ್ಯ ಹುಷಾರಾಗಿರ್ತಿತ್ತು, ಯಾವ ಕಾಯಿಲೆಯೂ ಬತ್ತಿಲ್ಲ ಅನ್ನೋದು ಇರ್ತಿದ್ದಿತ್ತು. ನಮ್ಮ ಒಳಗೆ ಕಾಯಿಲಿನ ದೂರ ಇಡುಕೆ ಒಂದು ಒಳ್ಳೆ ಅದೊಂದು ಇದಿದ್ದಿತ್ತು. ಆದ್ರೆ ಇದೆಲ್ಲ ಎಲ್ಲೇ, ಈಗ ನಾವು ಎಂಥದೂ ಮಾಡೋದಿಲ್ಲ. ಬೆಳಗ ಮುಚ್ಚಿ ಬೆಳಗಿನ ಜಾಮಕ್ಕೆ ಎದ್ಕೊಂಡು ನಾವು ಮೆತ್ತಿ ಗಂಜಿ ತೀನಿ, ಅರಿಶಿಣದ ಗಂಜಿ ತೀನಿ ಅಂದೇಳಿ ಹೇಳ್ತಿದ್ರು ನಮ್ಮ ಅಬ್ಬಿ ಎಲ್ಲ. ಅದರಲ್ಲಿ ಎಷ್ಟು ಲಾಯ್ಕಿ, ತಲೆ ತೆಂಗಿನ ಎಣ್ಣೆ ಹಾಕುದ್ರೆ ನಿಮ್ಗೆ ಎಷ್ಟು ಬೇಕು ತೆಂಗಿನ ತೋಟ, ಅದು ನೀವು ಒಂದ್ಸಲ ಅಲ್ಲಿ ಹೋಗಿ ನಿತ್ಕಂಡ್ರೆ ಆ ಕಡ್ಲಲ್ಲಿ ಕಾಮದೇ ಖುಷಿ. ಬೋರ್ ಗೆರಿಕೊಂಡು ಬರ್ತಿರ್ತಾಳಲ್ಲ ಅವಳನ್ನ ಆ ಚಂದ ಕಾಮಕ್ಕೆ, ಎಲ್ಲೆಲ್ಲಿ ನರಲ್ಲ ಬರ್ತಾರಲ್ಲ. ಯಾವ ದೇವಸ್ಥಾನ ಬೇಕಾದ್ರೂ ಇತ್ತು, ಯಾವ ಸಂಸ್ಕೃತಿ ಬೇಕಾದ್ರೂ ಇತ್ತು, ಇದೇ ನಮ್ಮ ಗುಡ್ಡಿ. ಇದ್ರೆ ಪಾಣರಾಟ ಕಾಂತ್ರ್ಯ, ಪಾಣರಾಟದಲ್ಲ ಪಾಣರ್ ಕೋಣುದು, ಆ ದೇವ್ರು ಎಲ್ಲಿಂದ ಬಂದ ಎಲ್ಲಿಗೆ ಹೋದ ಅಂತ ಹೇಳಿ ಹೊಗಳುದ್ ಕಾಂತ್ರ್ಯ. ಈ ದೈವಸ್ಥಾನಗಳಲ್ಲಿ ಕೋಲಗಳು ಮಾಡ್ತಾರಲ್ಲ, ಅಲ್ಲ ಕೋಳಿ ಕುರಿ ಕೊಯ್ಯುದು ಅದಿತ್ತು. ಅದಕ್ಕಿಂತ ಚಂದ ಮತ್ತೊಂದು ಸುದ್ದಿ ಇತ್ತು ನಿಮ್ಗೆ ಗೊತ್ತಿತ್ತಾ? ನಮ್ದು ಕೋಳಿ ಪಡಿ, ಗಣಸರಿಗೆ ಒಂದು ಕೋಳಿ ಪಡಿ ಅಂದ್ರೆ ಭಾರಿ ಖುಷಿ ಕಾಣಿ. ಅಲ್ಲಿ ಕಂಡು ಸಂಕ್ರಾಂತಿ ಟೈಮಿಗೆ ಕೋಳಿ ಪಡಿ ಮಾಡುದು ಎಲ್ಲ ತೋಟದಾಗೆ ಹಿತ್ತಲಾಗೆ. ಅದ್ರಿಗೂ ಒಂದು ನಮ್ಮಿ ಕೆಂಪು ಟಪ್ಪಿ ಹಾಯ್ಕೊಂಡಿರ್ತಾರಲ್ಲ, ಅವ್ರನ್ನ ಕಂಡು ಹೆದರ್ಕೊಂಡು ಹೆದರ್ಕೊಂಡೆ ಅಲ್ಲಿ ಯಾರನ್ನೋ ಕೂರ್ಸುದು, ಇವ್ರು ಅಲ್ಲಿ ಕೋಳಿ ಪಡಿ ಮಾಡುದು, ಜೂಜ್ ಮಾಡುದು. ಆ ಕೋಳಿನ ಎಷ್ಟು ಚಂದ ಮಾಡಿ ಸಾಕ್ತಾರೆ ಗೊತ್ತಿತ್ತಾ? ಆ ಇವತ್ತು ಕೋಳಿ ಪಡೆ ಕೋಳಿ ಗೆದ್ದ ಅಂದ್ರೆ ಹಾ ಒಟ್ಟ ಸಿಕ್ತಾನ ಹೇಳಿ. ಅದ್ರೊಟ್ಟಿಗೆ ಒಂದು 8 ಜನ ಮನಿ ಹೆಂಗ್ಸರಿ ಕಾಯಿ ಇತ್ತ ಸಾಮಾನು ಇತ್ತ ಅದಕ್ಕೆ ಅದಲ್ಲಕೇಂತಿಲ್ಲ ಹಾತ್ರ ಒಂದು 8 ಜನ ಕರ್ಕ ಕೂಕಂತಾರೆ. ಪಾಪ ಆ ಹೆಂಗ್ಸರು ಲಾಯಕ್ ಮಾಡ್ಕೊಂಡು ಅದ್ರಾಗ ಗಚ್ಚಕಟ್ ಮಾಡಿ ಸಾರು ಮಾಡಿ ಹಾಕ್ತಾರೆ. ಆ ಇಷ್ಟಕ್ಕೆ ಬೆಳ್ಳುಳ್ಳಿ ಹಾಕೋದು ಅಥವಾ ನೀರುಳ್ಳಿ ಹಾಕೋದು ಆ ಪದಾರ್ಥ ಕೊಲ್ಲೆ ಚೆನ್ನ ಕಡುದೆ ಎಷ್ಟು ಲಾಯಕ್ ಆಗ್ತಂತ್ರಿ. ಈ ಹೊಳೆ ಮೀನು ಪದಾರ್ಥ ಮಾಡ್ತಾರಲ್ಲ ಹಾಂಗೆ, ಅದೇ ತರ ನಮ್ದು ಮತ್ತು ಒಂದು ಕೆಲವೊಂದಲ್ಲ ಇತ್ತೆ. ಈಗ ಹೆಣ್ಣುಗಳು ಮೈ ನೆರೆದು ಅಂತ ಹೇಳಿದ್ರು ಕೂಡಲೇ ತಲ್ನೀರ್ ಮದಿ ಮಾಡ್ತಾರೆ. ಗೊತ್ತಿತ್ತ ಈ ಹೆಣ್ಮಕ್ಕಳಿಗೆ ಮದನಿನ ಸಂಭ್ರಮ ಅದು. ಎಂತಕ್ಕಂದ್ರೆ ಅಲ್ಲಿವರೆಗೆ ಅವಳದೊಂದು ಇದೇ ಬೇರೆ, ಯಾಕಂದ್ರೆ ಅವಳು ಮಗು ಆಗಿರ್ತಾಳ. ಆ ಒಂದು 15 ವರ್ಷಕ್ಕೂ 13 ವರ್ಷಕ್ಕೂ ಅವಳು ದೊಡ್ಡಳಾದಳು, ನನ್ನ ಮಗಳು ಮೈ ನರೆದಾಳು, ಆ ಸಂಭ್ರಮವೇ ಬೇರೆ. ದುಡ್ಡಿಲ್ಲ ಹಣಕಾಸು ಇಲ್ಲ ಅಂದ್ರ ಕೂಡ್ಲೇ ಮನಿ ಒಳಗೆ ಇಲ್ಲ ಒಂದ್ ಸ್ವಲ್ಪ ಅವನ ಹತ್ರ ಒಂದ್ ಎರಡು ಪುಡಿ ಕಾಸು ಇತ್ತ ಅಂತ ಹೇಳಿದ್ರು ಕೂಡ್ಲೆ ಬೇರೆಯವ್ರನ್ನ ಕರೀತ್ರು. ಕರ್ದು ನಾಲ್ಕು ಜನಿನ ಕರ್ದು ಅವಳು ತಲೆ ಮೇಲೆ ಮಡಿವಾಳ್ತಾರ. ಮಡಿವಾಳ್ರ ಅಂದ್ರ ಕೂಡ್ಲೆ ಶ್ರೇಷ್ಠ ಕಾಣಿ, ಅವ್ರು ನಮ್ಗೆ ಇದ್ರ ಕಂಡಂಗೆ, ದೇವ್ರ ಕಂಡಂಗೆ. ಅವ್ರೊಂದ್ ಎರಡು ತೆಂಗ್ ನೀರ್ ತಲೆ ಮೇಲೆ ಹಾಕ್ರ ಅಂದ್ರೆ ಭಾರಿ ಖುಷಿ. ಅವಳನ್ನ ಶುದ್ಧ ಮಾಡುದು, ಅದ್ರೊಟ್ಟಿಗೆ ಮುತ್ತೈದೆಯರು ಐದ್ ಜನ ಅವಳ ತಲೆ ಮೇಲೆ ನೀರ್ ಹಾಕುದು, ಅವಳಿಗೆ ಅದ್ರ ನಂತರ ಹೊಸ ಬಟ್ಟೆ. ಆ ಮಗುಗೆ ಎಂತ ಗೊತ್ತೈತಿ, ಹೊಸ ಬಟ್ಟೆ ಹಾಕುದಂದ್ರೆ ಒಂದ್ ಸಂಭ್ರಮ. ಹೊಸ ಬಟ್ಟೆ ಹಾಕಿ ಅವಳಿಗೆ ಜಿಡಿ ಹೂಗ್ಸುತ್ತಿ ತಲ್ಸುತ್ತ ಎಲ್ಲ ಮಾಡಿ ಕಡಿಕೆ ಎಲ್ಲರೂ ಒಂದ್ ಐದಾರು ಜನ ಹೊಟ್ಟೆ ಕಾಣ ಆರತಿ ಮಾಡಿ ಬೇಕಾದ ತಿಂಡಿ ತಿನ್ಸ್ ಮಾಡಿ ಒಂದ್ ನಾಲ್ಕು ಜನ ಊಟಕ್ಕೆ ಹಾಕ್ತಾರೆ ಕಾಣಿ. ಅದು ಒಂಥರ ನಮ್ದೊಂದು ಖುಷಿದ ಸಂಭ್ರಮ. ಈ ನಿಮ್ಗೆ ಆಚಾರ ವಿಚಾರ ಇದಿರ್ತಲ್ಲ, ಇದೆಲ್ಲ ಕಡೆ ನಿಮ್ಗೆ ಕಾಮು ಸಿಕ್ಕುದಿಲ್ಲ. ಇದು ನಮ್ದು ಕುಂದಾಪುರ ಕನ್ನಡ ಮಣ್ಣಿನ ಸೊಗಡೆ. ಕುಂದಾಪುರ ಕನ್ನಡ ಅಂದ್ರೆ ಕುಂದಾಪುರ ಅಂದ್ರೆ ವಿಶೇಷ. ಇಲ್ಲಿ ಸಂಸ್ಕೃತಿ ಬೇರೆ, ಜನರನ್ನೆಲ್ಲ ಒಟ್ಟು ಮಾಡ್ಕಂತಾರೆ. ಇಲ್ಲಿ ಯಾವುದೇ ತರದ ಜಾತಿ ಭೇದ ಇಲ್ಲ ಕಣಿ. ಎಲ್ಲರೂ ಒಬ್ರನ್ನೊಬ್ರು ಹೊಂದ್ಕೊಂಡು ಎಷ್ಟು ಲಾಯಕ್ ಮಾಡಿ ಬದುಕ್ತಾರೆ. ಅವರು ಹಿಂದೂ, ಇವರು ಮುಸ್ಲಿಮರು, ಕ್ರಿಶ್ಚಿಯನ್, ಆ ಜಾತಿ ಭೇದ ಇಲ್ಲ. ಈ ಹಬ್ಬ ಬಂತಂದ್ರು ಕೂಡ ನಮ್ ದೈದ್ಮನಿ ಹಬ್ಬಕ್ಕೆ ಎಲ್ಲರೂ ಒಟ್ಟತ್ತೆ. ಎಲ್ಲ ಜಾತಿಯವರು ಬತ್ರ, ಅವರೆಲ್ಲ ನಮ್ ದೈದ್ಮನಿ ಹಬ್ಬ ಅವರು ಬೇರೆ ಜಾತಿಯವ್ರು ಬತ್ರ, ಇತರ ಧರ್ಮದವ್ರು ಬತ್ರ, ಅದೆಲ್ಲ ಖುಷಿ ಕಾಣಿ. ಇದನ್ನ ನಮ್ಗೆ ನಿಮ್ಗೆ ಈ ಒಂದು ಇದಿತ್ತಲ್ಲ ಒಗ್ಗಟ್ಟಿತ್ತಲ್ಲ, ನಿಮ್ ಬೇರೆ ಕಡೆ ಕಾಮ ಸಿಕ್ಕುತ್ತೋ ಇಲ್ಲೋ ಗೊತ್ತಿಲ್ಲ, ನಮ್ಮಲ್ಲಿ ಮಾತ್ರ ಭಾರಿ ಇತ್ತು. ನಾವು ಅವ್ರದ್ದೆಂತಾರು ಹಬ್ಬ ಕೂಡ ಅಲ್ಲೆಲ್ಲರೂ ಹೋಯ್ ಸೇರುತ್ತೆ. ಇದೇ ನಮ್ದು ಒಂದು ಈಗ ಕುಂದಾಪುರದ ವಿಶೇಷತೆ. ಕುಂದಾಪುರದಲ್ಲೇ ನಿಮ್ಗೆ ಯಾವ ತರದ ಇಂಜಿನಿಯರಿಂಗ್ ಕಾಲೇಜ್ ಬೇಕಾ, ಯಾವ ತರದ ಇದು ಬೇಕು, ಕುಂದಾಪುರದಲ್ಲಿ ಏನಿತ್ತು, ಒಂದಿತ್ತ ಎರಡಿತ್ತ ಎಲ್ಲೂ ಇಲ್ಲ ಅಂತ ಹೇಳುವಂತದ್ ಎಲ್ಲವೂ ಕುಂದಾಪುರದಲ್ಲಿತ್ತು. ನೀವು ಎಷ್ಟು ಕಂಡ್ರು ಸಾಲ, ಕಣ್ಣು ತುಂಬಿಸ್ಕಂ ಸಾಲ. ನಿಮ್ಗೆ ಕೇಶವನಾಥೇಶ್ವರ ದೇವಸ್ಥಾನದ ಬಗ್ಗೆ ಕೇಳಿರಿಯೋ ಇಲ್ಲೋ ಗೊತ್ತಿಲ್ಲ ಕಾಣಿ, ಅಯ್ಯೋ ಕೆರಡಿ ಮೂಲೆಗೆ. ಆದ್ರೆ ಅದೊಂದು ಅದ್ಭುತವಾದಂಥದ್ದು. ಅಂದ್ರೆ ಗುಡ್ಡಿ ಒಳಗೆ ಒಂದು ಆ ಈಶ್ವರನ ದೇವಸ್ಥಾನ ಇಪ್ಪದಂದು ಹೇಳ್ರೆ, ಅದು ಎಷ್ಟು ಜನ ಬಂದ್ರು ಎಷ್ಟು ಜನ ಕಂಡ್ರು ಅದನ್ನ ಕಣ್ ತುಂಬಿಸ್ಕಂ ಕಾತಿಲ್ಲ. ಆ ನೀರ್ ಒಳಗೆ ಆ ದೇವ್ರ ಇಪ್ಪದ ಆ ಗುಹೆ ಒಳ ನೀರ್, ಆ ನೀರ್ ಎಲ್ಲಿಂದ ಬತ್ತೋ ಏನು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಕಾಣಿ. ಆದ್ರೂ ಇತ್ತೆ ಇದೆಲ್ಲ ನಿಮಗೆ ಎಲ್ಲಿ ಕಾಮ ಸಿಕ್ಕತ್ತೆ ವಿಶ್ವದಲ್ಲಿ, ಯಾವುದೇ ನಿಮಗೆ ದೇವ್ರ ಅಂದ್ ಹೇಳ್ರು ನಮ್ ಕುಂದಾಪುರದಲ್ಲಿ ಇತ್ತು ಕಾಣಿ, ಯಾವ ದೇವಸ್ಥಾನ ಬೇಕಾದ್ರೂ ಇತ್ತು. ಹೋಯ್ ಇದಿಷ್ಟು ಗೊತ್ತಾಯ್ತಂದ್ರೆ ಅಲ್ಲ, ನಿಮ್ ಮತ್ತೂ ಒಂದ್ ಗೊತ್ತಿತ್ತ, ಮನೆ ಯಾರೋ ಒಬ್ರು ಎಂತ ಗೊತ್ತಾ ಕಾರ್ಕಳದಿಂದ ಬಂದಿರು, ನನ್ನ ಹತ್ರ ಫೋನ್ ಮಾಡ್ಕೊಂಡ್ರೆ ಹೇಳ್ತು ಎಂತ ಅಂದ್ರೆ, ನಿಮ್ಮೆಲ್ ಒಂದ್ ದೇವಸ್ಥಾನ ಇತ್ತಂಬ್ರೆ ಈಶ್ವರಂದ್ ಗೊತ್ತಿತ್ತ ನಿಮ್ಗೆ, ಎಷ್ಟೋ ವರ್ಷ 200 ವರ್ಷ ಹಿಂದಿಂದಂಬ್ರೆ ಒಂದು ಮರದ ಒಳಗ ಆಲದ ಮರದ ಒಳಗ ದೇವಸ್ಥಾನ ಅಂಬ್ರೆ. ಏ ಇಲ್ಲೇ ಮಾರ್ರೆ ನಾವು ಕೇಳಲಿಲ್ಲ ಅಂದ್ರೆ, ಕಡಿ ಕಾಮ್ಕೋರ್ ಎಲ್ಲೇ, ಇಲ್ಲೇ ನಮ್ ಪಕ್ಕದೂರ ಹೆಂಗೆ ಬಸರೂರ ಹೆಂಗೆ, ಕಡಿ ನಾನು ನನ್ ಮಗಳು ಹೋಯ್ತು ಕಾಂತಿ ಅಂತ ಕಾಂತ್ರಿ. ಆ ಇದ್ರ ಒಳಗ ಮರನ ಒಳಗೆ ದೇವ್ರ ಮೂಡಿದ್ದು, ಆ ಈಶ್ವರನ್ ಲಿಂಗ ಕಾಮ್ಕೋದು ಖುಷಿ, ಇದು ಎಲ್ಲೂ ಇಲ್ಲ ಕಾಣಿ ಕುಂದಾಪುರ.

ಸುರು ಆಯ್ತಾ, ಗೆದ್ದಿ ಹೋಯ್ಕಂಡ ತುಂಬಿ ಗಿಡನ್ ಕಿತ್ಕೊಂಡ್ ಬಪ್ಪದ್, ತುಂಬಿ ಗಿಡ ತಕೊಂಡ್ ಬಂದು ಅದನ್ನ ಗುದ್ದಿ ಅದ್ರ ರಸ ತೆಗೆದು ಜಿಗನ್ ತುಪ್ಪದ ಒಟ್ಟಿಗೆ ಸೇರಿಸಿ ಕೊಟ್ರೆ ಕೆಮ್ಮ ಗುಣ, ಎಂತ ಕಫ ಇದ್ರು ಕರ್ಗದ್ ಕಾಣಿ. ಜ್ವರ ಬಂತಂದ್ ಹೇಳ್ರೆ ಬಿಸಿನೀರನ್ನ ಕುದಿಸಿ ಅದನ್ನ ಒಂದ್ ಬಾಟುವಲ್ಲಿ ಮುಚ್ಚಾಯ್ಕಂಡ ಅದನ್ನ ಹೊಗೆತಕ್ಕಂತ. ಮತ್ ಅದನ್ ಬಿಟ್ರೆ ಗೆಂಟ್ಲು ಕಟ್ಟು ತಂದ್ರ ಕೂಡ್ಲೆ ಉಪ್ಪು ನೀರ್ ಹಾಯ್ಕೊಂಡು ಉಪ್ಪು ಬಿಸಿನೀರಿಗೆ ಉಪ್ಪು ಹಾಯ್ಕಂದ್ ಅದನ್ನ ಇದನ್ ಮಾಡೋದು. ಎಲ್ಲೂ ಆಸ್ಪತ್ರೆ ಮೆಟ್ಲಿಗೆ ಹೋತಿಲಿ, ಇದೇ ಮನೆ ಮದ್ದೆ ಮಾಡುದು. ಮಕ್ಕಳೇ ಅದನ್ ತೀನಿ, ಮಕ್ಕಳೇ ಇದನ್ ತೀನಿ ಅಂತ ಹೇಳಿ ನಮ್ಮ ಅಬ್ಬಿ ಎಲ್ಲ ಇದ್ದಿದ್. ಅಬ್ಬಿ ಅಂದ್ರೆ ಆಮೇಲೆ ಗೊಜ್ಜಿ ಗೊಜ್ಜಿ ಅಂಬುದು ಕಮ್ಮಿ, ನಾವು ಅಬ್ಬಿ ಅನ್ ಕರುದು. ಗಡ ಹೇಳ ಅಂತ ಹೇಳ್ರೆ ಕರುದಂದ್ರೆ ಖುಷಿ. ಯಾವ ಹೆಸರು ಬೇಡ, ಯಾರಿಗೆ ಎಂತ ನೆನಪಿಲ್ದಿದೆ, ಏ ಗಡ ಬಾ, ಗಡ ಇಲ್ಲ ಹೆಣ ಬಾ ಇಲ್ಲ ಅಂತ ಹೇಳಿ ಹೇಳುದೇ ಖುಷಿ. ಹೆಣ್ಮಕ್ಳು ಹಾಗೆ ಎಲ್ಲ ಒಟ್ಟಾಯ್ತು, ಒಂದು ನಾಲ್ಕು ಜನ ಹೆಣ್ಮಕ್ಳು ಒಟ್ಟಾದ್ರು ಅಂದ್ರೆ ಕುಂಟಿಬಿಲ್ಲಿ ಆಡೋದ್ ಕಾಂತ್ರಿಯಾ, ಯಾವ ತರದ ಆಟ ಬೇಕು, ಮರಕೋತಿ ಆಟ ಆಡೋದ್ ಕಾಂತ್ರಿಯ, ಇದೆಲ್ಲ ನಿಮ್ಮ ಬೇರೆ ಬದಿಗೆ ಎಲ್ಲಿ ಕಾಂತಿಲಿ. ಗ್ವಾಯ್ ಮರಗ್ರಾಗ ಐಕಂಡ ಗ್ವಾಯ್ ಹಣ್ಣಿಗೆ ಕಲ್ ಕುಟ್ಟುದ್ ಕಾಂತ್ರಿಯ, ಅಯ್ಯೋ ಅದೆಲ್ಲ ಖುಷಿಯೇ ಬೇರೆ ಕಾಣಿ. ನಮ್ಮ ಕುಂದಾಪುರದಾಗೆ ಒಂದೆರಡು ಇತ್ತೆ ಈಗಳಿನ ಮಕ್ಕಳಲ್ಲ, ಕುಂದಾಪುರ ಎಲ್ಲಾ ಬದಿಗೆ ಬೆಳಿತಿದ್ರು, ಅದು ದೊಡ್ಡವ್ರ ಹತ್ತಿದ್ರು ಅಂದೇಳಿ ಹೇಳುಕಿಲ್ಲ. ಕುಂದಾಪುರದಾಗ ಇದ್ದಾರೆ ಕೊಲ್ತಾರೆ, ಇಂಜಿನಿಯರ್ ಕಾಂತ್ರಿಯ, ಡಾಕ್ಟರ್ ಕಾಂತ್ರಿಯ, ಎಲ್ಲ ಬಿಡಿ ನಮ್ಮ ರಿಷಬ್ ಶೆಟ್ಟಿ ಕಣ್ಣಂಗೆ ಇದ್ದಾರೆ ಕಾಂತ್ರಿ, ಇಡೀ ವಿಶ್ವದೇಗೆ ಒಂದು ಹೆಸರು ಮಾಡ್ತ. ಈ ಕ್ವಾಲ ಕ್ವಾಲ ಅಂತ ಹೇಳಿದ್ರೆ ದೈವೋ ಭೂತ ಅಂದ್ರೆ ಎಂತನ್ ಗೊತ್ತಿಲ್ಲ, ಹಾಕ್ ಬಚ್ಚದ್ ಅಂದ್ರೆ ಎಂತನ್ ಗೊತ್ತಿಲ್ಲ, ಜಕಣಿ ಅಂದ್ರೆ ಎಂತನ್ ಗೊತ್ತಿಲ್ಲ. ಈಗ ಮಕ್ಕಳಿಗೆಲ್ಲ ಅದ್ರ ಹಿಂಗೆ ಪಿಕ್ಚರೇ ಕಂಡು ಗೊತ್ತಪ್ಪಂಗಾಯ್ತು. ಆದ್ರೆ ಒಂದ್ ಖುಷಿ ವಿಷಯ ಎಂತ ಗೊತ್ತಿತ್ತ, ಹಾಯ್ ಎಲ್ಲೇ ಹೊಯ್ಲಿ ನಮ್ ಕುಂದಾಪುರ ಮಣ್ಣಿನ ಹುಟ್ಟಿ ಇಲ್ಲಿ ಬೆಳೆದಾರೆ, ಯಾವ್ದೇ ದೇಶದ ಯಾವ ಮೂಲೆಗೆ ಹೋರು ಅವ್ರೆಲ್ಲ ಐಕಂಡ್ ಫೋನ್ ಕಾಲ್ ಮಾಡ್ರು ಕೂಡ್ಲೆ ಎಂತ ಹೇಳುದ್ ಗೊತ್ತಿತ್ತ, ಹಾಯ್ ಹೇಗಿದ್ಯ ಮಾರಯ್ಯ ಅಂದೇಳಿ ಹೇಳುದು. ಎಲ್ಲೂ ಕೂಡ ನೀವ್ ಹೇಗಿದ್ದೀರಿ ಅನ್ಕೇಂತಿಲ್ಲ, ಅದು ನಮ್ ಮಕ್ಕಳದ ಖುಷಿ. ಕಣಿ ಎಲ್ಲಿ ಹೊರು ನಮ್ ಸಂಸ್ಕೃತಿ ಬಿಡುದಿಲ್ಲ, ನಮ್ ಭಾಷೆ ಬಿಡುದಿಲ್ಲ, ಕುಂದಾಪುರ ಭಾಷೆಯೇ ಚಂದ, ಕುಂದಾಪುರವೇ ಚಂದ. ಅದೇ ಮಾತು ಕಣಿ ಎಲ್ಲೇ ಸಿಕ್ಲಿ, ಅವನ್ ದೊಡ್ಡ IAS ಆಫೀಸರ್ ಆಗ್ಲಿ, ಅವನ್ KS ಆಫೀಸರ್ ಆಗ್ಲಿ, ಅದು ಮಾತಾಡುದಂದ್ರೆ ಅಷ್ಟು ಚಂದ ಕಾಣಿ. ಎಲ್ಲಿದ್ಯಾ ಮಾರಯ್ಯ ನೀನ, ಹೆಂಗಿದ್ದೆ, ಎಂತ ಕಾತಿ? ನಂದೊಬ್ಳು ದೋಸ್ತಿ ಇದ್ದಾಳೆ, ಅವಳು ವಿಧಾನಸೌಧದ ಕೆಲಸ ಮಾಡು ಸೆಕ್ರೆಟರಿಯೇಟ್ ಅಲ್ಲಿ, ಗಮ್ಮತ್ ಕಂಡಿದ್ಯಾ? ಅಲ್ಲಿ ಹೋರ್ ಕೂಡ್ಲೆ ನಾವು ಮಾತಾಡುದು ಚಂದ ಕಂಡ ಪಕ್ಕದಾಗಿದ್ದಾಳು, ಒಬ್ಳು ಹೇಳ್ತಿದ್ದಾಳೆ ನೀವು ಯಾವ ಭಾಷೆಗೆ ಮಾತಾಡ್ತಿದ್ರಿ ಅಂದೇಳಿ. ಆದ್ರೆ ಅವಳು ಹೇಳಿದಳು, ಇಲ್ಲ ನಾವು ಕುಂದಾಪುರ ಕನ್ನಡ. ಹಾ ಹಾ, ನಾವು ಪಿಕ್ಚರ್ ಹೆಂಗ ಸಿನಿಮಾದಂಗಲ್ಲ ಕಂಡಿದ್ ಮಾರ್ರೆ, ಅವ್ದು ರಿಷಬ್ ಶೆಟ್ಟಿ ಊರು ನಿಮ್ದೇ ಅಲ್ದ ಅಂದ್ರೆ ಅಷ್ಟ್ರ ಮಟ್ಟಿಗೆ ಬೇರೆಯವರೆಲ್ಲ ನಮ್ಮನ್ ಗುರುತಿಸ್ತಾರ ಅಂತಾಯ್ತು. ಆರು ಕಾಣಿ ಅವಳು ನಮ್ಮನ್ ಕೇಮಂಗ್ ಮಾಡಿತ್ತು, ಎಲ್ಲಾರು ಕುಂದಾಪುರದವ್ರನ್ನ ಗುರ್ತ ಹೇಳುದು ನಮ್ ಭಾಷೆ ಹಂಗೆ, ನಾವು ಮಾತಾಡ್ ಚಂದ ಕಣ್ಕಂಡ್ ಕೇಂತ್ರ. ನೀವ್ ಯಾರ, ಕುಂದಾಪುರದಾರ ಅಂದ್ ಹೇಳಿ ಕೇಂತ್ರ ಮಾರ. ಅದು ಕೇಂಪತೆ ಒಂದ್ ಖುಷಿ ಆಪದೇ ಬೇರೆ ಗಾಣಿ, ಒಂಥರ ಖುಷಿ. ಎಂತಕ್ಕಂದ್ರ ನಮ್ ಊರನ್ನ ಎಲ್ ಕಂಡ್ರು ಗುರ್ತು ಹಿಡಿತಾರಲ್ಲ ಬರೀ ನಮ್ಮ ಭಾಷೆ ಹಂಗಂತ. ಅದಕ್ಕೆ ಕುಂದಾಪುರ ಭಾಷೆ ಚಂದ, ಕುಂದಾಪುರ ಮಣ್ಣು ಚಂದ, ಕುಂದಾಪುರ ಸಂಸ್ಕೃತಿ ಚಂದ. ಇಲ್ಲಿ ಎಂತೆಂತ ಕವಿಗಳೆಲ್ಲ ಹುಟ್ಟಿ ಹೋಯ್ರಿ, ಎಂತ ಎಂತ ಕಲಾವಿದರೆಲ್ಲ ಹುಟ್ಟಿರಿ. ಬಸರೂರು ಅವನ ಹಾಡುವುದು ಅವ್ರದೆಲ್ಲ ಬರವಣಿಗೆಯಲ್ಲಿ ಎಲ್ಲಿನ್ ಎಷ್ಟು ಮಿಂಚತ ಇದ್ರ ಅಂದೇಳಿ ಹೇಳು ಕೇಳಿ. ಇವತ್ತು ಒಬ್ರಲ್ಲ ಇಬ್ರಲ್ಲ, ಅದು ಅಷ್ಟರ ಮಟ್ಟಿಗೆ ಬೆಳೆದಾರು. ಎಂತೆಂತ ಹೊರದೇಶಗಳ ಇದ್ದ ಎಷ್ಟೋ ಮಕ್ಕಳಿಗೆ ಕಲುಕೆ ದುಡ್ಡು ಕೊಡ್ತಿದ್ರು. ಅದಕ್ಕೆ ಈ ಕುಂದಾಪುರದ ಅದೇ ಚಂದ, ಅದ್ಭುತವೇ. ಕುಂದಾಪುರ ಬಗ್ಗೆ ಹೇಳುಕೆ ನಿಮ್ಗೆ ಈ 10 ನಿಮಿಷ ಸಾಲದೆ, ಗಂಟೆ ಗಟ್ಲಿ ಬೇಕು ಕೂ ಕಂಡ್ರೆ ಚಂದ. ಪಂಚಕ್ಕೆ ಹೊಡೋಕೆ, ಕುಂದಾಪುರ ಸುದ್ದಿ ಹೇಳುಕೆ ಎಷ್ಟು ಹೊತ್ತು ಕೊಟ್ರು ಸಾಲ. ಪ್ರಮೋದ್ ಮರುವಂತೆ ಕಂಡಗಿದ್ದನ ಆ ಕಾಂತಾರ ಪಿಕ್ಚರ್ಗೆ ಒಂದು ಹಾಡು ಬರದ ಯಾರ ಬಾಯಿಗೂ ಆ ಹಾಡು ಕಣಿ. ಪಾಣರ್ ನಾಗನೇ ಅವ್ರದ್ದ ಆ ಹಾಡು ಪಾಣರಾಟದಾಗೆ ಆ ಕ್ವಾಲ ಕಟ್ಟದಳಿಕೆ ಅದನ್ನ ಹೇಳುದೇ ಚಂದ ಕಣೆ. ಅದ್ ಎಷ್ಟು ಲಾಯ್ಕಿ ಅದ ಅವನ ಹಾಡ್ಕೆ ಅಂತ ಕೂಕಣ್ಕ ಅವ್ನ ದೈವದ ಹೊಗಳಿಕೆ ಹಾಕುದು, ದೇವ್ರು ಎಲ್ಲಿ ಬಂತು ಎಲ್ಲಿ ಹೋಯ್ತಂದೇಳಿ ಹೇಳುದ್ರೊಳಗೆ ಆ ಹಾಡ್ಕೆ ಅಂತ ಆಯ್ಕಂಡ್ರೆ ನಿದ್ರಿ ಕಣ್ಣಂಗ್ ಮಕ್ಕಳಿಗೂ ಕೆಲವು ಅದೇ ಹಾಡ್ ಹೇಳಿ ಮನಸ್ತಿದ್ರೆ ಆಗಲಿಕ್ಕೆ. ಜೋಗಳ ಹಾಡುದಲ್ಲ ಇಲ್ಲಿ ಅದನ್ನೇ ಹೇಳುದ್, ಪಾಣರಾಟದ ಎಂತ ಹಾಡ್ ಹೇಳ್ತದಲ್ಲ ಅದೇ ಹಾಡ್ ಹೇಳಿ ತೊಟ್ಲು ತೂಗ್ತಿದ್ರೆ ಅಂತದೆ. ಅದಕ್ಕೆ ನಮ್ಮ ಕುಂದಾಪುರ ಬಗ್ಗೆ ಎಷ್ಟು ಜನ ಹುಟ್ಟಿರ, ಎಷ್ಟು ಜನ ಇಲ್ಲ ಬೆಳೆದಿರ, ಎಲ್ಲ ಹಾರ ಎಲ್ಲೆಲ್ಲಿ ವಿಶ್ವದ ಮೂಲೆ ಮೂಲೆಯಲ್ಲಿದ್ದು ಎಷ್ಟೆಷ್ಟು ಶ್ರೀಮಂತರಾರು, ಅವರು ನಮ್ಮ ಸಂಸ್ಕೃತಿನ ಬಿಡ್ಲಿಲ್ಲ, ನಮ್ಮ ಭಾಷೆ ಬಿಡಲಿಲ್ಲ. ಎಂತಾರು ಕುಂದಾಪುರ ಕನ್ನಡವೇ ಚಂದ ಅನ್ಕೊಂಡು ಅದೇ ಭಾಷೆಯಲ್ಲಿ ಶುರು ಮಾಡ್ತಾರೆ. ಅಲ್ಲಿ ಹುಟ್ಟಿನಿಂದ ಎಷ್ಟೋ ವರ್ಷಕ್ಕೂ ಎಲ್ಲ ಅಮೆರಿಕದಾಗೆಲ್ಲ ಇದ್ರು ನಮ್ಮ ಭಾಷೆ ಬಿಡುದಿಲ್ಲ, ಮಕ್ಕಳಿಗೆ ನಮ್ದೇ ಭಾಷೆ ಹೇಳಿಕೊಡುದು. ಮತ್ತೆ ಒಂದ್ ಗಮ್ಮತ್ ಎಂತ ಅಂತ ಹೇಳ್ರೆ, ನಾವು ಬೇರೆ ಬದಿಗೆ ಹೋರು ನಾವು ಯಾವ ಭಾಷೆ ಇಂಗ್ಲಿಷ್ ಆಗ್ಲಿ ಬೇರೆ ಯಾವುದೇ ಭಾಷೆ ಹೆಂಗಿದ್ರು ಅಲ್ಲ ಆಫೀಸಿಗೆ ಐಕಂಡ್ ಅವರೊಟ್ಟಿಗೆ ಐಕಂಡ್ ನಾವು ಎಸ್ ಪುಸ್ ಅಂತಿಲಿ. ನಮ್ಮ ಕುಂದಾಪುರ ಕನ್ನಡ ಹೊಯ್ಕ ಬರ್ಕ ಕಾಣಿ ಅಂಬದು ಇದೊಂದ್ ಎರಡು ಶಬ್ದ ಯಾರು ಅಲ್ಲ ಅವರಿಗೆ ಕಲ್ಸಿಯೇ ಬತ್ರಿ. ಅದೇ ನಮ್ಮ ಕುಂದಾಪುರ ಕನ್ನಡ ಸೊಗಡು, ಅದೇ ನಮ್ಮ ಕುಂದಾಪುರ ಕನ್ನಡದ ವಿಶೇಷತೆ. ಹೊಯ್ ಎಲ್ಲ ಹೌದು, ಕುಂದಾಪುರದ ಕನ್ನಡ ಸುದ್ದಿ ಹೇಳ್ತಾ ಎಲ್ಲರೂ ಒಟ್ಟೆ ಕಂಡು ಕುಂದಾಪುರ ಹಬ್ಬ ಆಚರಿಸುವ ಎಲ್ಲರೂ ಬನಿ ಆಯ್ತಾ.

0: ಹೌದೌದು, ನಿಮ್ಮ ಹತ್ರ ಮಾತಾಡ್ ಮಾತಾಡ್ತಾ ಅಲ್ಲ ಅವಡಿ ಗಂಜಿ ಇಟ್ಟಿ ಬಂದಿದೆ, ಅವಡಿ ಹಿಡಿತಕ್ಕಂತ ಮಕ್ಕಳ ನಾ ಹೊರಟೆ. ಆಯ್ತಾಯ್ತು.
1: ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಕೇಂದ್ರ ಅಲ್ದ ಕಾರ್ಯಕ್ರಮ ಪ್ರಸ್ತುತಿ ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ. ಈ ಕಾರ್ಯಕ್ರಮ ಸುಂದರವಾಗಿ ಮೂಡಿಬರಲು ಕಾರಣವಾದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರಿಗೂ ಧನ್ಯವಾದಗಳನ್ನು ಹೇಳ್ತಾ, ಹಂಗಾರೆ ನಾನು ಹೋಯ್ ಬತ್ತೆ, ನಿಮ್ಗೆ ಸಿಕ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.
2: ವಿಶ್ವ ಕುಂದಾಪುರ ಕನ್ನಡ ದಿನ.
3: ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಸುಮನಾ ಅರ್ಹೆರಳೆ ಸಾಲಿಗ್ರಾಮ. ಎಲ್ರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನದ ಹಾರ್ದಿಕ ಶುಭಾಶಯಗಳು. ರೇಡಿಯೋ ಕುಂದಾಪುರ 89.6 FM ಕೇಳ್ತಾ ಇರಿ.
4: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
5: ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ ಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನು ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ ಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ವಿಶ್ವ ಕುಂದ ಪ್ರಕನ್ನಡ ದಿನ.
2: ನಾನು ವಸಂತಿ, ಎಲ್ರಿಗೂ ವಿಶ್ವ ಕುಂದಾಪುರ ದಿನದ ಹಾರ್ದಿಕ ಶುಭಾಶಯಗಳು. ಆ ಸರಿ ಅಮಸಿ ಗಡ್ಜ್ ಮಾಡಿ ಕೇಣಿ ರೇಡಿಯೋ ಕುಂದಾಪುರ. ಥ್ಯಾಂಕ್ ಯು.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ಹಾಯ್, ನಮಸ್ಕಾರ. ಅಸಡಿ ಹಬ್ಬದ ಶುಭಾಶಯ ಹೇಳ್ತಾ ನನ್ನ ಸ್ವರ ನಿಮ್ಗೆಲ್ಲೋ ಕಳೆದ ವರ್ಷ ಅಸಡಿ ಹಬ್ಬದ ಕೇಣ್ ನೆನ್ಪಿತ್ತ ಕಾಂತ. ಈಗ ಮತ್ತೊಪಾಸ್ ಈ ಅಸಡಿ ಹಬ್ಬಕ್ಕೆ ನಿಮ್ ಜೊತೆ ಬಂದಿದೆ. ನಾನ್ ನಿಮ್ ಸುಜಾತ ಬಾಯ್ರಿ. ಹೆಂಗೆ ಒಂದೊಂದ್ ವರ್ಷ ಒಂದೊಂದ್ ತರದ ಗಿಡ್ಕ ಬಂದಂಗೆ ಈ ವರ್ಷ ಈ ಅಸಡಿ ತಿಂಗಳದ ಏನು ಊಟ ಏನಿತ್ತು, ತಿನಿಸೇನಿತ್ತು, ತಿಂಡಿ ಏನಿತ್ತು, ಅದ್ರ ಬಗ್ಗೆ ನಂಗ್ ಗೊತ್ತಿದ್ದಷ್ಟ, ನಂಗ್ ತಿಳಿದಷ್ಟ, ನಾ ಹಿರಿಯರಿಂದ ತಿಳ್ಕೊಂಡಷ್ಟ ನಿಮ್ ಮುಂದ್ ಹೇಳುಕೆ ಇವತ್ ಬಂದ್ ಕೂತಿದ್ದೆ. ಅಸಡಿ ಅಂತಷ್ಣ ನೆನ್ಪಾಪುದ್ ಒಂದೇ, ಜಮ್ ಗುಟ್ಕ ಮಾಳಿ. ಅರೆ ಈ ವರ್ಷ ಇಲ್ಲ, ಅದ್ರ ಬಗ್ಗೆ ತಲೆಬಿಸಿ ಬೇಡ. ಆರೂ ಒಂದೊಂದ್ ದಿನ ಬತ್ತ ತೊಂಡಿ ಏರತ್ತ, ನಮ್ ಕಾಲೆ ಜುಮ್ ಒಂಬಷ್ಟು ತೊಂಡಿ ಬಪ್ಪು ಮಳಿ. ನಮ್ಮ ಹಿರಿಯರು ಹೇಳ್ತಿದ್ರ ಆಗಿನ ಕಾಲ ಹ್ಯಾಂಗಿತ್ತು ಮಳಿ ಅಂದ್ರೆ ಒಂದ್ ಮುಷ್ಟಿ ತೋಡಿದ್ದವ ಮನಿನ್ ಹೊರ್ಗ ಹೊರಡ ಅನ್ಕಂಡು ಹೇಳಿ. ಅರೆ ಈಗ ಹಂಗಲ್ದೆ, ಪ್ರತಿದಿನ ಎಲ್ಲರೂ ಮನಿನ್ ಹೊರ್ಗ ಹೋಯ್ಕೆ, ಯಾಕಂದ್ರೆ ಬದುಕೆ ಮನಿನ್ ಹೊರ್ಗಿತ್ ಮನೆ ಒಳಗಿನ್ಕಿಂತ ಜಾಸ್ತಿ. ಹಂಗೆ ನಮ್ಮ ಹಿರಿಯರ ಬದುಕನ್ನ ಕಂಡಾಗ, ನಮ್ಮ ಬದುಕನ್ನ ಕಂಡಾಗ ಬಹಳಷ್ಟು ವ್ಯತ್ಯಾಸಗಳು ಕೂಡ ನಾವು ಕಾಣತ್ತ. ಆದ್ರೂ ಕೂಡ ಹಿರಿಯರು ನಡ್ಕ ಬಂದದ್ದಿರ್ಲಿ, ಸಂಸ್ಕೃತಿ ಇರ್ಲಿ, ಸಂಪ್ರದಾಯ ಇರ್ಲಿ, ಅವ್ರ ಆಚಾರ ವಿಚಾರ ತಿಂಡಿ ತಿನಿಸುಗಳು ಎಲ್ಲ ಇತ್ತಲ್ಲ, ಅದೆಲ್ಲ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದೆ. ಈಗಿನ ಕಣಂಗೆ ಫಾಸ್ಟ್ ಫುಡ್, ಆ ಫುಡ್, ಈ ಫುಡ್ ಏನೂ ಇಲ್ಲ. ಅಸಡಿ ಅಂದ್ರೆ ಮನೆ ಕೂಕಂದು, ಮನೆಯರೆಲ್ಲ ಒಟ್ಟಿಗೆ ಕೂಕೊಂಡು ಉಂಬುದು ತಿಂಬುದು ಮಾಡುದು ಎಲ್ಲದು ಕೂಡ. ಎಂತಕಂದ್ರೆ ಒಂದ್ ಗಳಿಗೆಗೆ ನಟ್ಟಿ ಎಲ್ಲ ಆಗಿರತ್ತ, ಕಳಿ ಆಗಿರತ್ತ, ಅಂದ್ರೆ ಬೆಟ್ಟಿನ ಮೊಕ್ಕಿ ಕಳಿ ಬಾಕಿ ಇರತ್ತ, ಅರೆ ಬೈಲ್ ಕಳಿ ಆಗಿರತ್ತ ಈ ಟೈಮಗೆ. ಹಾಂಗೆ ಎಲ್ಲ ಗಂಡಸ್ರಿಗೂ ಹೂಟಿ ಇಲ್ಲ, ಏನೂ ಇಲ್ಲ. ಮನೆಗೆ ಕೂಕಂ ಗಂಡಸ್ರು, ಹೊರ್ಗ ಕೆಲ್ಸಕ್ಕೆ ಹಾಪಕ್ಕೆ ಯಾವುದೂ ಇಲ್ಲ, ಹೊದ್ದು ಇಲ್ಲ, ಎಂಥದೂ ಇಲ್ಲ ಅಂದೇಳಿ ಹೇಳ್ತಾರಲ್ಲೇ. ಹಂಗಿನ ಕತಿ ಹೆಂಗಸ್ರಿಗೆ ನೊಟ್ಟಿ ಆಗಿರತ್ತ, ಕಳಿ ಆಗಿರತ್ತ, ಗೊಬ್ಬರ ಹೊರಕ್ಕೆ ಇಲ್ಲ. ಹಾಂಗೆ ಇದು ಏನು ತೆಂಗಿನ ಮರದ ಕಟ್ಟಿ ಕೆಲಸವೂ ಇಪ್ಪುದಿಲ್ಲ, ಮನೆಗೆ ಇಪ್ಪು ಅಂತದ್ದು. ಆ ಸಮಯದಾಗೆ ಮನೆ ನಡೆಸೋದು ಬಹಳ ಕಷ್ಟ ಹೆಂಗಸ್ರಿಗೆ, ಯಾಕಂದ್ರೆ ದುಡುಗ್ ಗಂಡ್ಸ ಮನೆ ಒಳಗೆ ಕೂಕಂಡ್ರೆ ಮನೆ ನಡೆಸೋದು ಹೆಂಗೇಳಿ. ಅದಕ್ಕೆ ಮನೆ ಸುತ್ತಮುತ್ತ ಎಂತ ಇತ್ತೋ ಅದ್ರಾಗೆಲ್ಲ ಒಂದು ಆಹಾರ ಮಾಡ್ಕೊಂಡು ಆ ದಿನದ್ದು ಕೂಳು ಬೇಯಿಸಿ ಹಾಕುದು ಅಂದೇಳಿ ಹೇಳ್ತಾರಲ್ಲೇ, ಹಾಗೆ ಕೂಳು ಬೇಯಿಸಿ ಹಾಕುದು ನಮ್ಮ ಹೆಂಗಸರ ಪದ್ಧತಿಯಾಗಿ ಹೋಯ್ತು. ಅದಕ್ಕೆ ಸರಿಯಾಗಿ ನಮ್ಮ ಪರಿಸರವೂ ಇತ್ತೆ ಆ ಸಮಯದಾಗೆ. ಪರಿಸರದಾಗೆ ಯಾವುದು ಮಳಿ ಬೆಳಿ ಬಂದಂಗೆ ಎಂತ ಬೆಳೀತೋ ಅದನ್ನು ನಾವು ತಿಂಡಿಯನ್ನಾಗಿ ಮಾಡಿ ಇಲ್ಲ ಮ್ಯಾಲಾರ ಮಾಡಿಯೋ ಕೂಳು ಹಾಕತ್ತೆ. ಅದ ನಮ್ಮ ಹೆಂಗಸ್ರಗಿಪ್ಪು ಒಂದ್ ಕಸರತ್ತು ಅಂದನೆ ಹೇಳಕ್ಕೇನು, ಕೈಯಾಗಿಪ್ಪು ಏನಂತ ಹೇಳ್ತಾರೆ ಮ್ಯಾಜಿಕ್ ಅಂದೇಳಿ ಹೇಳತ್ ನಾವ್. ಎಂತಕ್ಕಂದ್ರೆ ಈಗಿನ ಕಾಲದಾಗ ಯಾರು ಹ್ಯಾಂಗ್ ಮಾಡ್ರು ಸಾಪತ್ತಿಲ್ಲೆ, ಆಗಿನ ಕಾಲದಾಗೆ ಗೋಡಿ ಬಿಡೋಗ ಒಂದು ಮ್ಯಾಲರ ಮಾಡಿ ಹಾಕಿರಂದ್ರೆ ಅದು ಏನು ಗಮ್ ಗುಟ್ಕೊಂಡು ಪೊರ್ಮಳ ಹೇಳಿ. ಒಂದು ಒಗ್ಗರಣೆ ಬಿತ್ತಂದ್ರೆ ಗಮ್ಮ ಅನ್ನತ್ತ, ಒಂದು ಬಾಟ್ಲ ಗೊಂಜಿ ಹಾಕಿರೆ ಬೊಡ್ಕ ತಿಮ್ಮ ಅಂಬಷ್ಟು ಖುಷಿ ಆಗಿನ ಕಾಲದವ್ರದ್ದು ಅಡುಗೆಗಿದ್ದಿತ್ತು. ಈಗ ಎಲ್ಲ ಇತ್ತಲೆ ಫೋನಗೆ ಯೂಟ್ಯೂಬ್ ಓದ್ತಿರ್ ಸಾಕಿ, ಯಾವ ಊಟ ಬೇಕು ಯಾವ ತಿಂಡಿ ಬೇಕು ಎಲ್ಲ ಮಾಡ್ಲಕ್ಕ. ಆದ್ರೂ ಒಂದೇ ಕಷ್ಟವೇ, ಉಪ್ಪು ಎಷ್ಟು ಹಾಕುದಂದೇಳಿಯೇ ಅದೇ ನಮ್ಮ ಹೆಂಗಸರಿಗೆ ಕಷ್ಟ ಹಾಕುದಂದೇಳಿ ಹೇಳ್ತಾ ಈಗ ಸೀದಾ ಆಸಡಿ ತಿಂಗಳದ ಅಡುಗೆಗೆ ಬತ್ತೆ. ಆಸಡಿ ತಿಂಗಳಿಗೆ ಹೆಚ್ಚಾಗಿ ಗೆಡ್ಡೆ ಗೆಣಸನ್ನ ತಿಂಬು ಜಾಸ್ತಿ, ಅಂದ್ರೆ ಭೂಮಿ ಒಳಗಿನ ಗೆಡ್ಡಿನ. ಎಂತಕ್ಕೆ ಅಂದ್ರೆ ಚಿರಾಪತಿ ಮಳಿ ಬೀಳುವತ್ತಿಗೆ ಆ ಹುಳುಗಳೆಲ್ಲ ಎಲೆ ಕುಕ್ಕಂತು, ಹಾಂಗೈ ಎಲಿದು ಕಮ್ಮಿ ಮಾಡ್ತರು ಅಂದೇಳಿ ಹೇಳಿ ನಮ್ ಹಿರಿಯರು ಹೇಳ್ತಿದ್ರು. ಆರು ಆಸಡಿ ತಿಂಗಳಿಗೆ ಚಿಗ್ರ ಬಪ್ಪುದ ಪೊತ್ರೊಡಿ ಕೆಸಿನ ಎಲಿ ಕಾಣಿ, ಆ ಪೊತ್ರೊಡಿ ಘಮ್ ಅನ್ಕೊಂಡು ತಿಂದ್ರೆ ಎಷ್ಟು ಬಾಯಿ ರುಚಿ ಅನ್ಸ್ತ್ರಿ. ಅದನ್ನು ನಮ್ಮ ಹಿರಿಯರು ಮಾಡ್ಕೊಂಬಂದು ಎಂತಕ್ಕೆ ಅಂದ್ರೆ ಆಸಡಿಯಾಗೆ ಮಳಿ ಜಾಸ್ತಿ ಅಲ್ಲ, ಮಳೆ ಜಾಸ್ತಿ ಅಪ್ಪತ್ತಿಗೆ ನಮ್ಗೊಂದಿಷ್ಟು ತೊಂಡಿ ಬಡಿತು. ಆ ತೊಂಡಿ ಬಡುವತ್ತಿಗೆ ಹೊಟ್ಟಿ ಒಳಗೆ ಒಂದಿಷ್ಟು ಗರ್ಮಿದ್ ತಿನ್ಕಂಬ್ರು. ಪೊತ್ರೊಡಿಗೆ ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಹುಳಿ ಜಾಸ್ತಿ, ಹಾಂಗಾಯಿ ಕಟ್ಟಗ ಮಾಡ್ಕ ಪೊತ್ರೊಡಿ. ಇಲ್ಲ ಅಂದ್ರೆ ಬಾಯಿ ಪೂರ್ತಿ ತುರ್ಸು ಶುರುವಾತೆ. ಅದಕ್ಕೆ ಆ ಪೊತ್ರೊಡಿನ ಏನು ಕೆಸಿದ್ಯೇನಿತ್ತು ಆ ಐಟಮ್ ಅನ್ನ ನಮ್ಮ ಈ ಆಸಡಿ ಸಮಯದಾಗೆ ಮಾಡ್ಕ ತಿಂಬು. ಪೊತ್ರೊಡಿ ಇಪ್ಪುಗು ಸಾಕು, ಆ ಕೆಸಿನ ಗೊಜ್ಜಿ ಇಪ್ಪುಗು ಸಾಕು, ಕೆಸಿನ ಸೊಪ್ಪಿನ ಹುಳಿ ಇಪ್ಪುಗು ಸಾಕು. ಕೆಸಿನ ಸೊಪ್ಪಿನ ಹುಳಿ ಎಂಬಕ್ಕು ನೆನಪಾಯ್ತು, ಅದು ಹಾಂಗಿಂಗಿನ ಕೆಸಿನ ಸೊಪ್ಪಿನ ಹುಳಿ ಮಾಡುದಿಲ್ಲ. ಆ ಕೆರಿ ದಂಡ ಕೆಸ ಆತ್ ಕಾಣಿ, ಆ ಕೆರಿ ದಂಡ ಕಸ ಹಾಪುದ ಅದು ಕಪ್ಪು ದೊಡಿ ಬಪ್ಪುದ ಹಸ್ರಿ ಎಲಿ, ಆ ಎಲಿ ಬುಡ್ದಾಗೆಲ್ಲ ಬಿಳಿ ಬಿಳಿ ದೊಡಿ, ಅದು ಒಂದು ವಿಶೇಷ ಕಾಣಿ. ಒದ್ರು ಪುರಿಮಳ ಕೇಂದ್ರಿ ಆಯಲಿ, ಎಲ್ಲ ಕೆರಿದಂಡೆಗೂ ಇಪ್ಪುದಿಲ್ಲ ಅದ. ಹುಡ್ಕ ಕೆಲವೊಂದು ಕೆರಿದಂಡೆ ಮಾತ್ರ ಆ ಕೆಸಿನಿಯಲ್ಲಿ ಸಿಕ್ಕುದು. ಆ ಕೆಸಿನಿಯಲ್ಲಿದು ಹುಳಿ ಇತ್ತಲ್ಲ, ಅದಕ್ಕೊಂದು ಈ ಟೈಮಾಗ ಅಪ್ಪ ಔಂಟಿಕಾಯಿ ಒಂದು ಕಣಿ. ಆ ಔಂಟಿಕಾಯಿ ಹಾಕಿ ಕೆಸಿನ ಹುಳಿ ಮಾಡ್ತಂದ್ರೆ ಒಂದು ಬಾಟ್ಲ್ ಗಂಜಿಗಿರ್ಲಿ, ಒಂದು ಬಾಟ್ಲ್ ಕೂಳಿಗಿರ್ಲಿ, ಏನು ಕಮ್ಮಿ ಇಲ್ಲ, ಬುಡಕ್ಕ ತಿನ್ಲಕ್. ಮತ್ತೊಂದು ನಮ್ಮನೆ ಕೆಲ್ಸದಳು ಹೇಳದ್ದ, ಅದೇನೋ ನಾನು ಅಗಳಿ ಕಂಡಿದೆ, ಗೆದ್ದಿ ಬೊದಿ ಅಗೇಡಿ ಬೊದಿಯಲ್ಲ ಎಂಥದ್ದು ಜಾಂಗ್ಟಿ ಅನ್ಕಂಡ ಒಂದು ಹುಳ ಕಣಂಗ್ ಸಿಕ್ಕತ್ತಂಬ್ರು, ಅದ ಚಿಪ್ಪಿಪ್ಪು. ಆ ಹುಳನ್ನ ತಕಬಂದು ಒಂದಿಷ್ಟು ಕೆಸಿನ ಸೊಪ್ಪು ತಂದು ಔಂಟಿಕಾಯಿ ತಂದು ಆ ಅಡು ಎಲ್ಲ ಬಡ್ದು ಆ ಹುಳನ್ ಹಾಕಿ ಕೆಸಿನ ಸೊಪ್ಪಿಗೆ ಹಾಕಿ ಔಂಟಿಕಾಯಿ ಹಾಕಿ ಹುಳಿ ಮಾಡ್ರಮ್ಮ ಹ್ಯಾಂಗಿರುತ್ತ ಗೊತ್ತೀತ? ಈಗ ಜಾಂಗ್ಟಿಯೂ ಸಿಕ್ಕುದಿಲ್ಲಿಯೇ, ಈಗಿನ ಮಕ್ಕಳಿಗೆ ಆ ರುಚಿಯೂ ಗೊತ್ತಿಲ್ಲ ಕಾಣಿ. ಎಂತಕಂದ್ರೆ ವಡೆಯರ್ ಮನೆ ಕೆಲ್ಸ ಇಲ್ಲ, ವಡೆಯರ್ ಮನೆ ಕೆಲ್ಸಕ್ಕೋರೆ ವಡೆಯರ್ ಉಳದೋ ಉಳದೋ ಒಂದಿಷ್ಟು ಮ್ಯಾಲರ ಕೊಡ್ತಿದ್ದೀರಪ್ಪ. ನಾವು ಒಂದಿಷ್ಟು ಅನ್ನಕ್ಕೋ ಗಂಜಿಗೋ ತೊಂಗ್ಳಿಗೋ ಆಯ್ಕೆ ಉಣ್ಲಕ್ಕಿತ್ತು, ಆ ರಾಸಡಿಗೆ ಒಡೆರೂ ಕರಿತಿಲ್ಲ. ಹಂಗಾಗಿ ನಾವು ಇದ್ದದ್ದು ಎಂತಿತ್ತು ಇದೆ, ಈಗ ಅಗೇಡಿ ಬದಿಗೆ ದರಿ ಬದಿ ಎಲ್ಲ ಜಾಸಡಿಗೆ ಒಡೆರೂ ಕರಿತಿಲ್ಲ. ಹಂಗಾಗಿ ನಾವು ಇದ್ದದ್ದು ಎಂತಿತ್ತು ಇದೆ, ಈಗ ಅಗೇಡಿ ಬದಿಗೆ ದರಿ ಬದಿ ಎಲ್ಲ ಜಾಸ್ತಿ ಇಪ್ಪು ಗೆದ್ದೆಗೆ ಆ ಜಾಂಗ್ಟಿನ್ ತಕೊಂಬಂದು ಮಾಡ್ಕ ತಿಂತಿತ್ತು ಅಂತೇಳಿ ಹೇಳಿರ. ಅದು ಬಿಟ್ಟು ಮತ್ತೆಂತ ತಿಂತ್ರಿ ಕೇಂದ್ರೆ, ಅಮ್ಮ ಅದು ಬಿಟ್ಟರೆ ಒಡೆಯರ್ ಮನೆದೆ ತಿಂಬುದಮ್ಮ ನಾವು ಅಂದೇಳಿ ಎಷ್ಟು ಲೈಕ್ ಮಾಡಿ ಹೇಳಿರಂದ್ರೆ ಅಷ್ಟು. ಮತ್ತೊಂದು ಈ ರಸ್ತಿ ಬದಿಗೆ ಚಟ್ಟಿ ಸೊಪ್ಪು ಅನ್ಕಂಡಪ್ಪ, ಈ ಸಮಯದಾಗ ಒಂದು ಆಪು ಸೊಪ್ಪು ಕಂಡ್ರೆ ಎಷ್ಟು ಖುಷಿ ಅಂತ್ರಿ, ಎಲ್ಲ ಸ ರಸ್ತಿ ಬದಿ ಗೊದ್ದೇ ಇಪ್ಪುದು. ಅದ್ರ ಗೊಜ್ಜಕೇಂತ್ರಿಯ, ಅದ್ರ ಚಟ್ಟಿ ಕೇತ್ರಿಯ, ಅದ್ರ ವಡಿ ಕೇತ್ರಿಯ, ಯಬ್ಬ ಎಂತ ರುಚಿ ಮಾರಾರೆ. ಅದು ಕಂಡ್ರೆ ಕಾಟು ಸೊಪ್ಪು ಕಣಂಕಾತ್ ಆರ, ಅದ್ರಗಿಪ್ಪು ರುಚಿ ಇತ್ತಲ್ಲ, ಅದ್ರಗಿಪ್ಪು ಆ ಶಕ್ತಿ ಇಪ್ಪುದು ಇತ್ತಲ್ಲ, ಅದು ಯಾವ ಸೊಪ್ಪಗೂ ಸಿಕ್ಕುದಿಲ್ಲೇನು. ಆ ಚಟ್ಟಿ ಸೊಪ್ಪಗೆ ಕ್ಯಾಲ್ಸಿಯಂ ಮಸ್ತೆ. ಆಗಿನ ಕಾಲದಾಗ ಹೆಂಗಸ್ರಿ ಎಷ್ಟು ಗಟ್ಟಿ ಮುಟ್ಟಾಗಿದ್ರಂದೇಳಿ ಎಲ್ರೆ ಇದೇ ಸೊಪ್ಪು ಸ್ವಾರಿ ತಿನ್ಕಂಡ ಅವ್ರಿ ಬೆನ್ನೋ ಬೋಲ್ನೋವೆಲ್ಲ ಇಲ್ಲ. ಈಗಿನ ಅವ್ರದ್ದ ಊಟದಾಗೆ ಬರೀ ಬೆನ್ನೋ ಬೋಲ್ನೋವೆ. ಅದಕ್ಕೋಸ್ಕರ ಹೇಳುದ, ಹಿರಿಯರದ್ದು ಏನಿತ್ತು ಆ ಹಿರಿಯರ ಪದ್ಧತಿ ಆಚಾರ ವಿಚಾರ ಎಲ್ಲ ಈಗಿನವರಿಗೆ ಆಗಾಗ ನೆನ್ಪು ಮಾಡುವಂಥದ್ದೇ ಇದೇ ಆಸಾಡಿ ಹಬ್ಬ. ಈ ಆಸಾಡಿ ಹಬ್ಬ ಬಂದ್ರ ಸೈ ಹಿರಿಯರು ಮಾಡೋದು ಪೂರ್ತಿ ಏನಿತ್ತು ಆಚಾರ ಅದನ್ನೆಲ್ಲ ನೆನ್ಪು ಮಾಡ್ಕೊಡ್ತಿಪ್ಪದ ನಮಗೆ ಈಗಳಿನವರಿಗಿರ್ಲಿ ಮುಂದಿನವರಿಗಿರ್ಲಿ ಈ ಒಂದು ಹಬ್ಬ ಅಂಬದು ಬಹಳ ಖುಷಿ ಕೊಡತ್ತೆ. ಹಂಗೆ ಮತ್ತೊಂದು ಈ ಟೈಮ್ ಬಪ್ಪುದಿತ್ತಲ್ಲ ಮರ್ಕೆಸ, ಎಲ್ಲ ಬರೀ ಮರ್ಕೆಸ ಬತ್ತಿಲ್ಲಿ ಘಟದ ಜಾಸ್ತಿ. ನಾವಿಲ್ಲ ದುಡ್ಡು ಕೊಟ್ಟು ಆ ಒಂದು ಮರ್ಕೆಸ ತಕೊಂಬಂದು ತಿಂದ್ರಿತ್ತಲ್ಲ, ರುಚಿ ಅಂದ್ರೆ ಅಷ್ಟಿಷ್ಟ ಅಲ್ಲ. ಮತ್ತೊಂದು ನಂಗು ಗೊತ್ತಿದ್ದಂಗೆ, ನಾವು ಯಾಕೆ ಈ ಕಾಲದಾಗ ಈ ಆಸಾಡಿ ತಿಂಗಳ ಸೊಪ್ಪು ಜಾಸ್ತಿ ತಿನ್ಕಂದ್ರೆ, ಕೆಲಸ ಕಾರ್ಯ ಇಲ್ಲ ಮನೆಗೆ ಕೂಕಂದು ತಿಂದ ಜೀರ್ಣ ಆಯ್ಕಲೆ, ತಿಂದ ಜೀರ್ಣ ಆಯ್ಕರೆ ಸೊಪ್ಪು ತಿಂದ್ರೆ ಕಾಣಿ ಲಾಯ್ಕ ಜೀರ್ಣ ಆತ್, ಹೊರಗೋಪುದು ಹತ್ ಒಳಬಪ್ಪುದು ಬತ್. ಆ ಲೆಕ್ಕದಾಗೆ ನಮ್ಮ ಹಿರಿಯರು ಮಾಡತ್ತ ಹಾಂಗೆ ಅನ್ಕಂಡೆ ಏನು ಈ ಆಸಾಡಿ ತಿಂಗಳಗ್ ಇದೆಲ್ಲ ತಿಂದ್ರೆ ನಮ್ಮ ಆರೋಗ್ಯ ಒಳ್ಳೆ ಇರುತ್ತೆ ಅನ್ಕಂಡು. ಮತ್ತೊಂದು ಬಿದ್ರಾಗ ಒಂದು ಬ್ಯಾದಿ ಬತ್ ಈ ಟೈಮಾಗೆ, ಆ ಒಂದು ಬ್ಯಾದಿನ ತಕೊಂಬಂದು ಹುಳಿ ಮಾಡ್ತಾರಲ್ಲ ಆ ಕಡ್ಲಿ ಎಲ್ಲ ಹಾಕಿ ಏನ್ ಗಮ್ ಗುಟ್ಟತ್ ಹೇಳಿ, ಆ ಬಹಳ ಲಾಯಕು ಮಾರಾರೆ. ಹಂಗಿಂದೆಲ್ಲ ಈಗಿನ ಮಕ್ಕಳಿಗೆ ಎಲ್ಲಿತ್ತ ಏನಿಲ್ಲ, ಪಾನಿಪುರಿ ಇರ್ಲಿ ಬೇಲ್ಪುರಿ ಇರ್ಲಿ ಗೋಬಿ ಮಂಚೂರಿ ಇರ್ಲಿ ಎಂತದೋ ಈ ಬರ್ಗರ್ ಅಮ್ರು ಪಿಸ್ತಾ ಅಮ್ರು ಅದ್ರಗೆ ರುಚಿ ಕಾಂತ್ರಿ, ನಾ ಈ ರುಚಿ ಬಗ್ಗೆ ಒಂದು ಚೂರು ಗೊತ್ತಿಲ್ಲ. ಪಿಜ್ಜಾ ಅಮ್ರು ಬರ್ಗರ್ ಅಮ್ರು ಅದೇ ಎಲ್ಲ ರುಚಿ ಗೊತ್ತು ಬಿಟ್ರೆ ಅವರಿಗೆ ಈ ರುಚಿ ಗೊತ್ತಿಲ್ಲ. ಆರ ಅದ್ರಗಿಪ್ಪು ಮೈದಕ್ಕಿಂತ ಇದ್ರಗಿಪ್ಪು ಕ್ಯಾಲ್ಸಿಯಂ ಇರ್ಲಿ ಚೊಗ್ರ ಇರ್ಲಿ, ನಮ್ ದೇಹಕ್ಕೆ ಮೇನ್ ಬೇಕಾಪುದು ಚೊಗ್ರ ಕಾಣಿ, ಆ ಚೊಗ್ರೆಲ್ಲ ಇದ್ರ ಸಿಕ್ಕತ್ತ. ನಮ್ಮ ಹಿರಿಯರದ್ದು ಹೊಲ್ ಎಷ್ಟು ಗಟ್ಟಿ ಇದೀತೆ ಹ್ಯಾಂಗೇಳಿ, ಅದೇ ಎಲ್ಲ ಈ ಚೊಗ್ರಿ ತಿಂದು ತಿಂದು ಈಗ ಪೇಸ್ಟ್ ಆಗಿತ್ತು ಚೊಗ್ರ ಉಪ್ಪಗಿತ್ತು ಚೊಗ್ರ ಎಲ್ಲ ಹಂಗೆ ಹೇಳ್ತಾರೆ, ಪೇಸ್ಟ್ ಉಪ್ಪಿತ್ತು ಚೊಗ್ರಿತ್ತು ಅಂತ್ರ. ಆರ್ ನಾವು ತಿಂಬು ಆಹಾರದಾಗಿದ್ರೆ ಅದು ದೇಹದೊಳಗ ಹೋತ್, ದೇಹದೊಳಗ ಹೋದಂಗು ನಮ್ಮ ರಕ್ತದೊಳಗ ಬಂದ ನಾವು ಆರೋಗ್ಯವಾಗಿರುತ್ತ ಅಂದೇಳಿ ನಾ ಎಣಸದ್ದ. ನಂಗೆ ಗೊತ್ತಿದ್ದಿಷ್ಟೇ, ಮತ್ತೆ ಬೇರೆಯವ್ರಿಗೆ ಮಸ್ತು ಗೊತ್ತಿಪ್ಪು ಏನೋ ಅದು ನಂಗೆ ಗೊತ್ತಿಲ್ಲ ಕಾಣಿ. ಮತ್ತೊಂದಂದ್ರೆ ಆಗಿನ ಕಾಲದಾಗೆಲ್ಲ ಹೊರಗೋತಿದ್ದದ್ದು ಕಮ್ಮಿ, ಮನೆ ಒಳಗಿದ್ದದ್ದು ಮಾಡ್ತಿದ್ದದ್ದು ಹೆಚ್ಚ. ಹೆಚ್ಚ ಹೇಳ್ಕಂದ್ರೆ ಬಿರಮ್ರ ಮನೆಗೆ ಆಗ ಹೊರಬತ್ತಿದ್ದ

0: ಅದೇ ಹಪ್ಳವೇ. ಅವ್ರ ಮನೆ ಡೊಬ್ಬೆಗಿರ್ಲಿ, ಅವ್ರ ಮನೆ ತಪ್ಪಲೆಗಿರ್ಲಿ, ಅದು ಹಪ್ಳ ಹೊರಬತ್ ಕಾಣಿ. ಒಂದು ಬೆಳಿಗ್ಗೆ ಈ ಹೆಂಗಸ್ರ ತಂಗ್ಳ ಕೂಳು ಉಂಡ್ರೆ ಗಂಡಸ್ರಿ ಹಪ್ಳ ಸುಟ್ಟು ಕೊಡುದು. ಅದಕ್ಕೆ ಒಂದು ಚಿಪ್ಪು ತೆಂಗಿನೆಣ್ಣೆ ಹಾಕಿರೆ ಅದು ಏನ್ ರುಚಿ ಅಂತ್ರಿ. ಜೋರ್ ಮಳೆ ಬಪ್ಪತ್ತಿಗೆ ಮನೆ ಒಳಗೆ ಪಚ ಪಚ ಅನ್ಕಂಡ ಹಪ್ಳ ಶಬ್ದ ಮಾಡ್ಕ ತಿಂಬುದಿತ್ತಲ್ಲ, ಅದು ಬಹಳ ಖುಷಿ. ಈಗಿನ ಕಾಲದಾಗೆಲ್ಲ ತೆಂಗಿನೆಣ್ಣೆಯೂ ತಿಂಬುಕಾಗ ಅಂತ್ರ. ಆದ್ರೆ ತೆಂಗಿನೆಣ್ಣೆ ತಿಂದಷ್ಟಕ್ಕೂ ಒಳ್ಳೇದಂದೇಳಿ ಹಿರಿಯರ್ ಮಾಡಿರ. ಹಂಗಂದೇಳಿ ಹೆಚ್ಚು ತಿಂಬುದಲ್ಲದೆ ಹೆಚ್ಚು ತಿಂದ್ರೆ ಕಡೆಗೆ ಅಮೃತನು ವಿಷ ಅಂತಂದೇಳಿ ಹೇಳ್ತಾರಲ್ಲೇ ಹಂಗೆ. ಅಂದ್ರೆ ದಿನಕ್ಕೆ ಒಂದು ಚಿಪ್ಪಾರು ತೆಂಗಿನೆಣ್ಣೆ ಅಂದ್ರೆ ನಮ್ ದೇಹಕ್ಕೋಯ್ಕಂದೇಳಿ ಹಿರಿಯರ್ ಮಾಡ್ಕ ಬಂದನು. ಇನ್ನು ಹೊರಳಿ ಬೇಸುದ ಎಷ್ಟು ಗಮ್ಮಂಬುದೆ. ಈಗ ಈ ಅಸಡಿ ತಿಂಗಳಾಗೆ ಎಂತಕ್ಕಂದ್ರೆ ಎಂತ ತರಕಾರಿ ಇಲ್ಲ. ತರಕಾರಿ ತಕ್ಕ ಬರ್ಕಾರ ಕಾಸು ಬೇಕು, ಕಾಸು ಬೇಕಾರ ಗಣಸು ಹೊರಗೋಯ್ ದುಡಿಕ. ಆ ದುಡಿಮೆಯೂ ಇಲ್ಲ, ಕಾಸು ಇಲ್ಲ. ಮನೆಗಿದ್ದಿ ಅಂತಿತ್ತು ಅದ್ರ ಒಳಗೆ ಒಂದಿಷ್ಟು ಆಚಿ ಕೌಂಚಿ ಈಚಿ ಕೌಂಚಿ ಅನ್ಕಂಡೇಳಿ ಕೂಳು ಮಾಡಿ ಹಾಕತ್ರಲ್ಲ ನಮ್ ಹೆಂಗಸ್ರ, ಅದೇ ಈ ಹೊರಳಿ ಬೇಯಿಸುದ. ಹೊರಳಿ ಬೇಯಿಸಿದ ಮೇಲೆ ಆ ನೀರಾಗೆ ಒಂದು ಗಮ್ಗುಟ್ಟು ಸಾರ್, ಅದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ, ಆಮೇಲೆ ಆ ಹೊರಳಿನ ಒಗ್ಗರ್ಸುದು. ಅದು ಏನ್ ಲೈಕ್ ಅಂತ್ರಿ, ಆ ಬೆಲ್ಲ ಏನು, ಅದಕ್ಕೆ ಕಾಯಿ ಏನು, ಅದೆಲ್ಲ ಕಾಣಿ. ಒಂದೊಂದು ನಮ್ಮ ದೇಹಕ್ಕೆ ಒಳ್ಳೇದು. ಅವಡಿ ಬೇಯಿಸೋದಿರ್ಲಿ, ಹೊರಳಿ ಬೇಯಿಸೋದಿರ್ಲಿ, ಅದೆಲ್ಲ ಕೂಡ ಮತ್ತೊಂದು. ಇನ್ನು ಈ ಅಸಡಿ ತಿಂಗಳಾಗಿ ಯಾವ ಹಬ್ಬ ಇಲ್ಲ, ಯಾವ ಹಾಡಿ ಇಲ್ಲ, ಬರೀ ಮನೆ ಕೂಕಂದು. ಈ ಅಸಡಿ ಮುಗಿತಿದ್ದಂಗೆ ದೇವಸ್ಥಾನದ ಹಬ್ಬ ಇರ್ಲಿ ಅಂತದೇ ಇರ್ಲಿ. ದೇವಸ್ಥಾನದ ಹಬ್ಬ ಅರೆ ನಮ್ಮಲ್ಲಿ ಕೊಡಬು ಶುರುವಾರ್ತ ಹೌದಾ. ದೀಪಾವಳಿ ಹಬ್ಬಕ್ಕ ದ್ವಾಸಿ, ಆಮೇಲೆ ನಮ್ದು ಮಾಲಯ ಇದು ಯಾವ್ದು ಮಾಲಯ ಅಮಾಸಿ ಅಂದ್ರೆ ವಡಿ ಶುರು ಹಬ್ಬದ. ನೆಕ್ಸ್ಟ್ ಮತ್ತೆ ಬಪ್ಪುದ ಅಂದ್ರೆ ಉಪಕರ್ಮ, ಉಪಕರ್ಮಕ್ ಶಾವ್ಗೆ. ಅಂದ್ರೆ ಯಾವ ಯಾವ ಸಮಯದಾಗಿ ಎಂತೆಲ್ಲ ಆಹಾರ ಮಾಡ್ಕೊಂಡು ನಮ್ಮ ಹಿರಿಯರು ಮಾಡ್ಕ ಬಂದು ಕೊಟ್ಟಿರ. ಅದೇ ಈಗ ಪುಷ್ಯ ಮಳೆ ಬಿಡುವತ್ತಿಗೆ ಈ ಸೊಪ್ಪು ತಿನ್ಕ, ನೀವು ಆದ್ರಿ ಮಳೆ ಬಿಡುವತ್ತಿ ಆದ್ರಿ ಸೊಪ್ಪು ತಿನ್ಕ, ಇದೆಲ್ಲ ಮಾಡ್ಕೊಂಬಂದ್ರೆ ಆ ಮಳೆಗಿಪ್ಪು ಏನಿತ್ತು ಆ ವಿಡಿ ಕೀಟಾಣುಗಳು ಅವುಗಳನ್ನೆಲ್ಲ ಹೊರಗೋಯ್ಕರೆ ನೀವು ಒಳಗಿಂದ ದೇಹದಿಂದ ನೀವು ಗಟ್ಟಿಯಾಯ್ಕ ಅನ್ಕಂಡು ಹೇಳಿ ನಮ್ಮ ಹಿರಿಯರು ಮಾಡ್ಕೊ ಬಂದದ್ದು ಇಷ್ಟು ಪದ್ಧತಿ. ಇನ್ನು ಬಪ್ಪುದ ಆಸಡಿ ಹಬ್ಬ. ಆಸಡಿ ಹಬ್ಬ ಅಂದ್ರೆ ಅದೊಂಥರ ಗಮ್ಮತ್ ಅಲ್ಲ. ಈಗಿನವ್ರಿಗಿಲ್ಲಿ ಆಸಡಿ ಹಬ್ಬ ಅಲ್ಲ, ದಿನಾ ಹಬ್ಬುವೆ, ದಿನಾ ಕಡುಬೆ, ಕಡೆ ದಿನಾ ಕೋಳಿ ಅಂಬ್ರು, ದಿನಾ ಮೀನ್ ಅಂಬ್ರು, ಅದ್ರೊಳಗೆ ಹಬ್ಬ ಅಂದೇಳಿ ಯಾವ್ದು ವಿಶೇಷ ಇಲ್ಲ. ಅರೆ ನಮ್ಗಾಗೆಲ್ಲ ಆಸಡಿ ಹಬ್ಬ ಅಂದ್ರೆ ಬಹಳ ಖುಷಿ. ಕೊಡಬು ಆಸಡಿ ಹಬ್ಬ ದಿನ ಕೊಡಬು ಒಂದು ಪಾಯಸ, ಗಮ್ಮು ಗೈಲು ಕಾಣಿ ಆ ಹಬ್ಬ ಅಂದ್ರೆ. ಯಾಕಂದ್ರೆ ಇಷ್ಟು ದಿನ ತಿಂದದ್ದಕ್ಕಿತ್ತಲ್ಲ ಅದು ಒಂದು ಹಂಗೆ. ಈ ಆಸಡಿ ಅಂದ ತಕ್ಷಣ ಮತ್ತೆ ನೆನ್ಪಾಪುದ ನಮ್ಗೆ ಆಟೋ, ಈ ತಿಂಬುದು ಆಟಾಡು, ಚನ್ನಿಮಣಿ ಇರ್ಲಿ ಪಗಡೆ ಇರ್ಲಿ ಅದೆಲ್ಲ ಹಿರಿಯರ ಜೊತೆ ಕಿರಿಯರ ಜೊತೆ ಎಲ್ಲ ಕೂಕ ಆಟ ಆಡೋದು ಉಂಬುದು ಮಾಡುದು ಅದೆಲ್ಲ ಕೂಡ ತುಂಬಾ ಒಳ್ಳೇದು. ಅಂದ್ರೆ ಒಂದೇ ಸೂರಡಿ ಕೂಕಂಡ ನಮ್ಮ ನಾವು ಅರ್ಥ ಮಾಡ್ಕೊಂಬಂತ ತಿಂಗಳಂದ್ರೆ ಆಸಡಿ ಅಂತೇಳಿ ನಾ ಎಣಿಸ್ತೆ. ಇನ್ನ ಆಸಡಿ ಅಮಾಸಿ, ಆಸಡಿ ಅಮಾಸಿ ಅಂದ್ರೆ ಹೆಚ್ಚಿನವರಿಗೆಲ್ಲ ಗೊತ್ತೀತ ಸಮುದ್ರ ಸ್ನಾನ ಮಾಡುದು ಅನ್ಕಂಡ. ಸಮುದ್ರ ಸ್ನಾನ ಎಂತಕ್ ಮಾಡುದ, ಆಗಿನವರೆಲ್ಲ ಮಾಡದ ಒಂದ್ ಆಚಾರ ವಿಚಾರದಾಗಿತ್. ಈಗಿನರದ್ದೆಲ್ಲ ಪ್ಯಾಷನ್ನೇ, ಎಲ್ಲ ನರ್ಮನಿಯರು ಹಾತ್ರ ನಾವು ಹಾಪುದ್, ಮಕ್ಕಳನ್ ಮರಿನೆಲ್ಲ ಕಟ್ಕೊ ಹಾಪುದ್ ಅನ್ಕಂಡೇಳಿ ಹಾಪುದ್. ಅರೆ ಆಗಿನವ್ರು ಮಾಡದ್ ಅಂತಕಂದೇಳಿ ಹೇಳ್ರೆ, ಈ ಆಸಡಿ ತಿಂಗಳಿದ್ ಈ ಚಳಿ ಏನಿತ್ತ, ಆ ಮಳೆ ಚಳಿಗೆ ನಮ್ಮ ಚರ್ಮಗಳೆಲ್ಲ ಒಂದಿಷ್ಟು ಜಡ್ಡು ಕೊಟ್ಟಿರ್ತು. ಆ ಜಡ್ಡು ಕೊಟ್ಟ ಚರ್ಮಕ್ಕೆ ಇನ್ನು ಬಪ್ಪು ಮುಂದಿಂದ ಏನಿತ್ತ ಆ ಮಳಿ ಆ ಚಳಿ ಎಂಬುದು, ನಮ್ಮ ಚರ್ಮ ಸರಿಯಾಯ್ಕ ಆ ಚರ್ಮದ ರೋಗ ಏನಿತ್ತ ಅದ್ಯಾವುದು ಬಪ್ಪುಕಾಗ ಅನ್ಕಂಡೇಳಿ ಸಮುದ್ರ ಸ್ನಾನ ಮಾಡುದು. ಅಂದ್ರೆ ಉಪ್ಪು ನೀರು ಎಂಬುದು ಅಷ್ಟು ಒಳ್ಳೇದು. ಈಗೆಲ್ಲ ಉಪ್ಪು ನೀರಿನ ಸ್ನಾನ ಕೇತ್ರಿಯ, ಆಮೇಲೆ ಎಂತದ ಮೀನ್ ಬಿಡುದಂಬ್ರ ಕಾಲಿಗೆ, ಆ ಮೀನ್ ಬಿಟ್ಟು ನಿತ್ಗಮ್ದ ಕೇತ್ರಿಯ, ಅದೆಲ್ಲ ಇದ್ದೀತ ಈಗ. ಯಾಕಂದ್ರೆ ಅವ್ರು ಯಾರು ಸಮುದ್ರದ ಬದಿಯೋ ಬೊತಿಲಿಯೋ ಏನೋ ಗೊತ್ತಿಲ್ಲ ಅಂತೂ. ಆದ್ರೆ ಆಗಿನವ್ರ ಅದು ಯಾವುದೂ ಇಲ್ಲ, ಒಂದೇ ಒಂದು ಆಸಡಿ ಹಬ್ಬದ ಬಾತು ಒಂದೇ ಅವರದ್ದು. ಈ ಸಣ್ಣ ಬಾತು ಇಲ್ಲ, ಮೊಡ್ಡ ಬಾತು ಇಲ್ಲ, ಯಾವ ಬಾತು ಇಲ್ಲ ಅವರಿಗೆ. ಹಂಗೆ ಮತ್ತೊಂದಂತಂದ್ರೆ ನಾವು ಹೊತ್ತೆ ಆಸಡಿ ಹಬ್ಬದ ಏನು ಒಂದು ಸಮುದ್ರ ಸ್ನಾನಕ್ಕೆ ಏನು ಜನ ಕೇಂತ್ರಿ, ಸಮುದ್ರ ತುಂಬಾ ಜನ ಮಾರಾರೆ. ಒಂದು ಸಲ ಹೋದಿತ್ತಲ್ಲ ನಾವು, ಆಯ್ತು ಎಲ್ಲಾ ಗೆಳೆತಿಯರೆಲ್ಲ ಒಟ್ಟು ಸೇರ್ಕೊ ಹೋಯ್ತು. ಒಂದು ತ್ಯಾರಿ ಬಂತಲ್ಲ, ತ್ಯಾರಿ ಬಂದ ಮೇಲೆ ಕಡಿ ಕತ್ತಿಯಲ್ ನನ್ನ ಪಕ್ಕದಾಗಿದ್ದರು ಹೊಲ್ಸೆಟ್ಟೆ ಇಲ್ಲಿಯೇ ಪೂರ್ತಿ ಹೊಲ್ಸೆಟ್ಟು ಸಮುದ್ರ ಕೊಯ್ಲಕ್ಕ. ಅವ್ರು ಅಯ್ಯೋ ಅಯ್ಯೋ ಅಂತ್ರಿ ಅಂತ ಕಂಬತ್ತಿ ನಾವು ಗಟ್ಟಿ ಹಿಡ್ಕೊಂಡಿತ್ತು ಅವ್ರು ಬಬ್ಬಿ ಅಂತಕ್ಕ ನಾನು ಹೊಲ್ಸೆಟ್ಟು ಹೋಯ್ತು ಅನ್ಕಂಡು. ಆಯ್ತಲ್ಲ ಇರ್ಲಿ ಬಿಡಿ, ಆ ಸಡಿ ಅಮಾಸಿ ಅಲ್ಲ, ಒಂದ್ ಒಳ್ಳೆ ದಾನ ಕೊಟ್ರಿ ಅನ್ಕಂಡ್ಲಿ ಅಂದೇಳಿ ಅಲ್ಲಿ ಎಂತಕ್ಕಂದ್ರೆ ಆ ಸಡಿ ಅಮಾಸಿ ಅಲ್ಲ, ಆ ಅಮಾಸಿಗೆ ಸಮುದ್ರದ ತೆರಿಬಹುದು ಅಷ್ಟೇ ದೊಡ್ಡದಿರತ್ತ. ನಾವು ಜಾಗ್ರತೆಗಿರ್ಕ, ಮಕ್ಕಳ ಮರಿನ ಕರ್ಕೊಂಡು ಹೋಗತ್ತಿವೂ ಜಾಗ್ರತೆಗಿರ್ಕ. ಮತ್ತೊಂದು ಆ ಸಮಯದಾಗೆ ಆ ದಿನ ಪಿತೃಗಳಿಗೆ ಒಂದು ತರ್ಪಣ ಬಿಡುದಿತ್ತಲ್ಲ, ಅದು ಬಹಳ ಒಳ್ಳೇದು. ಅದೆಷ್ಟೋ ತಲೆಮಾರಿನ ಪಿತೃಗಳನ್ನ ನೆನಪು ಮಾಡ್ಕೊಂಡು ನಾವು ಒಂದು ತರ್ಪಣ ಬಿಡತ್ತ. ಅಮಾಸಿ ಎಂಬುದು ಹಾಂಗೆ, ಎಂತಕ್ಕೆಂದ್ರೆ ಆ ಅಮಾಸಿ ದಿನ ನಮ್ಮ ಪಿತೃಗಳೆಲ್ಲ ಬಂದು ಕಾಯ್ತ್ರಮ್ರ, ನಮಗೊಂದಿಷ್ಟು ನೀರು ಕೊಡ್ತಾರ, ಎಳ್ಳು ನೀರು ಕೊಡ್ತಾರ ಅನ್ಕಂಡು ಹೇಳಿ ಆ ಲೆಕ್ಕದಲ್ಲ ನಮ್ ಇರದ್. ನಾವೆಲ್ಲ ಇದ್ದಾಗ ನಮ್ಗೆಲ್ಲ ಏನು ಜಕ್ಕಣಿ ಏನು ಅದೇನು ಇದೇನು ಎಲ್ಲ ಗೊತ್ತಿತ್ತು, ಹಿರಿಯರದ್ದು ಉಪದ್ರ ಅಂತೇಳಿ ಹೇಳುದಲ್ಲ. ಈಗಿನರೆಲ್ಲ ಅದೆಲ್ಲ ಭ್ರಮೆ ಅಂತ್ರ, ಏನೇ ಇರ್ಲಿ ಯಾಕಂದ್ರೆ ಕಾಲ ಬದ್ಲಾದಂಗು ಅವ್ರು ಬದ್ಲಾರ ಏನು ಗೊತ್ತಿಲ್ಲ. ಅಂತೂ ನಾವು ಅಂತೂ ಬದ್ಲಾತಿಲ್ಲ ಕಾಣಿ, ಯಾಕಂದ್ರೆ ಜಕ್ಕಣಿಯೂ ಇತ್ತು ಉಪದ್ರವೂ ಇತ್ತು ಎಲ್ಲದೂ ಇತ್ತು. ಅದ್ರ ಜೊತೆ ಜೊತೆಗೆ ನಮ್ ಹಿರಿಯರು ಮಾಡ್ಕೊಂಬಂದ ದಾನ ಧರ್ಮ ಅವೆಲ್ಲವೂ ಕೂಡ ವರ್ಷಕ್ಕೊಂದ್ಸಲಾರು ದಾನ ಮಾಡಕ ಅಂಬುದು ಈ ಆಷಾಢಿ ಅಮಾಸೆಗೆ ಇಟ್ಕೊಂಡಿಪ್ಪಕ್ಕೂ ಸಾಕು, ಹಿರಿಯರನ್ನ ನೆನಪು ಮಾಡ್ಕೊಳಕ ಅಂತೇಳಿ ಹೇಳದಕ್ಕಾರು ಈ ಆಷಾಢಿ ಅಮಾಸೆಯು ನೆನಪು ಮಾಡತ್ತ ಏನು. ಯಾಕಂದ್ರೆ ಅದೆಲ್ಲವೂ ಕೂಡ ನಮ್ಮನ್ನ ಹುಟ್ಟಿ ಬೆಳೆಸದ ಹಿರಿಯರನ್ನ, ನಮ್ಗೊಂದಿಷ್ಟು ಆಸ್ತಿ ಕೊಟ್ಟದಿರ್ಲಿ, ಸಂಸ್ಕೃತಿ ಕೊಟ್ಟದಿರ್ಲಿ, ಸಂಪ್ರದಾಯ ಕೊಟ್ಟದಿರ್ಲಿ, ಇಲ್ಲ ಸಮಾಜದಾಗೆ ಒಂದು ಜನ ಮಾಡೋದಿರ್ಲಿ, ಅದೆಲ್ಲ ಹಿರಿಯರು ಕೊಟ್ಟು ಬಳುವಳಿ ಅಂತ ಹೇಳ್ಕ. ಯಾಕಂದ್ರೆ ಇವತ್ತು ಹುಟ್ಟಿದ ತಕ್ಷಣ ಇವತ್ತೇ ನಮ್ಮ ಮನೆಗೆ ಆ ಹೆಸರು ನನ್ನ ಹೆಸರು ಬತ್ತಿಲ್ಲ, ಹಿರಿಯರ ಹೆಸರಿಂದನೇ ನಾವು ಮುಂದೆ ಹೋಗ್ಬೋದು. ನೀವ್ ಯಾರ ಮನೆಯವ್ರ ಕೇಳ್ರೆ ಇಂಥ ಮನೆಯವ್ರನ್ನ ಹಿರಿಯರದ್ದೇ ಹೇಳಕಿನ, ನನ್ನ ಹೆಸರು ಹೇಳ್ಕೊಂಡ್ರ ಅಲ್ಲಿ ಯಾರಿಗೂ ಗೊತ್ತಾತಿಲ್ಲ. ಹಾಂಗಾಯಿ ಹಿರಿಯರನ್ನ ಸದಾ ನೆನ್ಪ್ ಮಾಡ್ಕೊಳಕ, ಅವ್ರ ಸಾಧನೆ ನಮ್ ಜೊತೆಗಿರ್ಕ, ಅವ್ರದ್ ಏನಿತ್ತು ದಾನ ಧರ್ಮ ಆ ಪುಣ್ಯಗಳು ನಮ್ಮ ಜೊತೆಗೆ ನಮ್ಮಿಂದ ಮುಂದಿನವರಿಗೂ ಹೋಯ್ಕ. ಆ ಲೆಕ್ಕದಾಗೆ ಆಷಾಢಿ ಅಮಾಸೆ ಎಂಬುದ ಎಲ್ಲರಿಗೂ ಕೂಡ ಒಳ್ಳೇದ. ಆಷಾಢಿ ಅಮಾಸೆ ಹಬ್ಬ ಅಂಬುದು ನಾವೆಲ್ಲ ಒಟ್ಟು ಸೇರ್ಕೊಂಡ ಗಮ್ ಗೈಲಾಯಿ ಆಚರಿಸುವ, ತಿಂಬುದಿರ್ಲಿ ಉಂಬುದಿರ್ಲಿ ಸ್ನಾನ ಇರ್ಲಿ ಆರು ಈಗ ಮಾರ್ರೆ ಬಹಳ ಖುಷಿ ಹಬ್ಬದ ಆಷಾಢಿ ತಿಂಗಳು. ಎಲ್ಲೆಲ್ಲೂ ಮಾರ್ರೆ ಆಷಾಢಿ ಗಮ ಗಮ ಅಂಬ್ರು, ಆಷಾಢಿ ತಿಂಡಿ ಅಂಬ್ರು, ಆಷಾಢಿ ತಿಂಡು ತಿನಿಸು ಸ್ಪರ್ಧೆ ಅಂಬ್ರು ಎಂತ ಹೇಳ್ತ್ರೀ. ಈಗಿನ ಕಾಲದಾಗ ಆಷಾಢಿ ತಿಂಗಳಂದ್ರ ಒಬ್ರು ಮನೆ ಕುಕ್ಕಂಬರು ಇಲ್ಲಿ ಬಗೆ ಬಗೆ ಮಾಡ್ಕ ತಿಂಬುದು ಏನು ಎಷ್ಟೆಷ್ಟು ಸಂಘಟನೆಯರು ಯಾವ ತರದಾಗೆ ಈ ಮುಂದಿನ ಹಿಂದಿನ ತಲೆಮಾರಿದ ಅಷ್ಟೂ ತಿಂಡಿ ತಿನಿಸಿನ ಮುಂದಿನ ತಲೆಮಾರಿಗೆ ಪರಿಚಯ ಮಾಡು ಕೆಲಸ ಮಾಡ್ತಾ ಇದ್ರೆ ಬಹಳ ಖುಷಿ ಅನ್ಸತ್ತೆ. ಯಾಕಂದ್ರೆ ಆಷಾಢಿ ಎಂಬುದು ಬರೀ ಮನೆ ಕೂಕಂದ ಈ ದೈವ ಏನೋ ಚೀನಿ ಹಡ್ಗತ್ಕೊಂಡ ಹಾತ್ ಅಂದೇಳಿ ಹೇಳುದು, ಹೂ ತೌರ್ ಮನೆ ಹಾತ್ ಅಂದೇಳಿ ಹೇಳುದು, ಅದೆಲ್ಲ ಬದಿಗೆ ಹಾಕಿ ಈಗ ಎಲ್ಲ ಒಟ್ಟು ಸೇರುವಂತ ಕಾಲ ಈ ಆಷಾಢಿ ತಿಂಗಳು ಬಂದಿತ್ತೇನೋ ಅನ್ಕೊಂಡಿತ್ತು ನಮ್ಗೆ. ಮತ್ತೊಂದ್ ವಿಶೇಷ ಅಂದ್ರೆ ವಿಶ್ವಕುಂದಾಪುರ ಕನ್ನಡ ದಿನ, ನಮ್ ಭಾಷೆ ನಮ್ಮ ಬದುಕನ್ನ ನೆನ್ಪು ಮಾಡುವಂತ ದಿನ ಈ ಆಷಾಢಿ ಅಮಾಸೆ ದಿನ. ಖುಷಿ ಯಾಕಂದ್ರೆ ಇಡೀ ವಿಶ್ವಕ್ಕೆ ನಮ್ಮ ಭಾಷೆ ಪರಿಚಯ ಬುದ್ಧಿನ ಅಂದ್ರೆ ಇತ್ತಲ್ಲ ಅದು, ನಾವು ಕುಂದಾಪ್ರಮಣ್ಣ ಹುಟ್ಟಿ ಈ ಕುಂದಾಪ್ರಮಣ್ಣ ಬೆಳೆದವರಿಗೆ ಕುಂದಾಪ್ರ ಭಾಷೆ ಬೋಳಿಸ್ತಿಪ್ಪರಿಗೆ ಅದು ಬಹಳ ಖುಷಿ ಅಂದೇಳಿ ಹೇಳ್ತೇನೆ. ಇಷ್ಟೊತ್ತಿನವರೆಗೂ ನಮ್ಮ ಆಷಾಢಿ ಹಬ್ಬದಾಗೆ ನಾನೊಂದಿಷ್ಟು ಮಾತು ಕೇಳ್ರಿ ಅಲ್ಲ, ನಿಮ್ಗೂ ಬಹಳಷ್ಟು ನೆನ್ಪಾಯಿಕ್ಕಲ್ಲ, ನಿಮ್ ಹಿರಿಯರದ್ದ ಊಟ ತಿಂಡಿ ಹಬ್ಬ ಎಲ್ಲ ಹಂಗೆ ನೆನ್ಪ್ ಮಾಡ್ಕಂತೀರಿ ಅಕ್ಕ. ಮುಂದಿನ ವರ್ಷ ಆಷಾಢಿಗೆ ಮತ್ತೊಂದಿಷ್ಟು ವಿಷಯ ಇಟ್ಕೊಂಡ ನಿಮ್ ಜೊತೆ ಮಾತುಕತೆ, ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ ರೇಡಿಯೋ ಕುಂದಾಪುರ. ನಾ ನಿಮ್ ಸುಜಾತ ಬೈರಿ, ಮತ್ ಸಿಕ್ವ ಅಕ್ಕ.
1: ಹಾಯ್ ಎಲ್ರಿಗೂ ನಮಸ್ಕಾರ ಮಾರ್ರೆ, ನಾನ್ ನಿಮ್ ಮಿಥುನ್ ತೆಕಟ್ಟೆ, ಮೂಡೆ ಹೊರೆಘಟ್ಟ ಪಡೆ ಬಂದ್ರ ಸಮುದ್ರ. ತಿಂಗಳಿಗೊಂದ್ ಹಬ್ಬ, ಹಬ್ಬಕ್ಕೊಂದ್ ತರ್ತಾರದ ಅಡ್ಗಿ. ಪ್ಯಾಟೇನ್ ಸಿಕ್ಕು ಹಸಿ ಮೀನ, ಕೊಚ್ಚಕ್ಕೆ ಗಂಜಿ, ಉಪ್ಪಿನೋಡಿ, ಕಂಬಳ, ಕೋಳಿಪಡಿ, ದೈವಾರಾಧನೆ, ಗಂಡುಕಲಿ, ಯಕ್ಷಗಾನ, ಹುದರಾಯನ್ ವಾಲ್ಗ, ದೈದ್ಮನಿ ಗೆಂಡ, ಡಕ್ಕಿ ಬಲಿ, ವರ್ಷಕ್ಕೊಂದ್ ಜಕ್ಕಣಿ, ಏಳ್ತೇರ ಹಬ್ಬ, ನಾಗಮಂಡ್ಲ, ಗಂಡಲೆಲ್ಲ ಗೆದ್ದಿ ಆ ಗೆದ್ದಂಗೆ ನಟ್ಟಿ ಅಂಬ್ರು, ಕೊಯ್ಲಂಬ್ರು, ಅದಂಬ್ರು ಇದಂಬ್ರು ಒಂದ ಎರಡ, ಇದೆಲ್ಲದಕ್ಕಿಂತ ಹೆಚ್ಚೆ ಹಿತ್ತಬ್ಬಿ. ಹಬ್ಬಿಯಷ್ಟೇ ಪ್ರೀತಿ ಕೊಡು ಅಭಿಭಾಷಿ. ಇದೆಲ್ಲ ಸಿಕ್ಕುದಿಲ್ಕೆಂಡ್ರೆ ಬೇರೆಲ್ಲೂ ಅಲ್ಲದೆ ಭೂಮಿ ಮೇಲಿಪ್ಪು ಸ್ವರ್ಗ ನಮ್ ಕುಂದಾಪುರ. ಇದೇ ಖುಷಂಗೆ ನನ್ನೆಲ್ಲ ನೆರ್ಮನಿಯರಿಗೂ, ಊರ್ಮನಿಯರಿಗೂ, ಪರವರಂಗಿಪ್ಪರಿಗೂ, ಹಂಗೆ ಇಡೀ ವಿಶ್ವಕ್ಕೆ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಬಾನ್ ಕಳಿಸಿ ಮಂಡಿ ಮೇಲೆ ಬಿದ್ದರು ಹೆತ್ತಬ್ಬಿ ಮತ್ತು ಅಬ್ಬಿಭಾಷೆನ ಯಾವತ್ತೂ ಮರಿಬೇಡಿ. ಹಂಗೆ ಕೇಂತೇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ಕೇಳ್ತಿದ್ದೆ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಇವತ್ತು ನಾವು ಪಂಜುಗಂಗೊಳ್ಳಿ ಬರೆದ ಕುಂದಾಪುರ ನಿಘಂಟು ಅದರಿಂದ ಒಂದೆರಡು ಪದಗಳನ್ನು ಹೆಕ್ಕ ತಕ್ಕ ಬಂದಿದ್ದು. ಇವತ್ತು ನಾವು ಇಲ್ಲಿ ಕುಂದಾಪುರ ಜನರ ಹತ್ರಗೆ ಕೇಳ್ತಿತ್ತು ಅದರದ್ದು ಅರ್ಥ ಏನಂತ. ಆಂಟಿ ನಿಮ್ಮ ಹೆಸರು ಎಂತ?
4: ಸರೋಜ.
3: ಮಣ್ಮರ್ಗಿ ಅಂದ್ರೆ ಎಂತ?
4: ಅನ್ನ ಬಗ್ಸೋದು.
3: ಜಗನ್ನಾಥ್ ಅಂದ್ರಿ?
4: ದುರ್ವಾಸನೆ.
3: ಥ್ಯಾಂಕ್ಸ್ ಅಮ್ಮ. ಹೀಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
5: ವಿಶ್ವ ಕುಂದಾಪುರ ಕನ್ನಡ ದಿನ.
6: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
7: ಹೋಯ್, ಎಲ್ರಿಗೂ ನಮಸ್ಕಾರವೇ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯಗಳು. ನಾ ನಿಮ್ಮ ಸುಮೇತ್ ಪುರಾಣಿಕ. ಕುಂದಾಪುರ ಕನ್ನಡದಲ್ಲಿ ಬೇಕಾದಷ್ಟು ಗಾದಿ ಇತ್ತಂರೆ. ಕೆಲವು ಗಾದೆಗಳಿಗೆ ಕತಿ ಸಹ ಇತ್ತು. ಅಂಥದೊಂದು ಗಾದಿ ಮಾತೇ ಇವತ್ತು ಹೇಳಿಕೊರಟಿದ್ನೆ. ಒಕ್ಕೋಡಿಯವ್ರು ಬಂದ್ರಮ್ರು ಗಾಡಿ ಉಳಿಸಿ ಕೊಟ್ರಮ್ರು ಅಂತ ಒಂದು ಗಾದಿ ಇತ್ತು. ಕತಿ ಕೇಂತ್ರಿಯಾ, ಕುಂದಾಪುರದಲ್ಲಿ ಒಂದ್ಸತಿ ಒಂದು ಮನೆಗೆ ಜೋರು ಬೆಂಕಿ ಹತ್ಕೊಂಡದಮ್ರೆ. ಪಕ್ಕದ ಮನೆಯವರು, ಊರ್ ಜನರು ಎಲ್ಲ ಬಂದು ಬೆಂಕಿ ನೊಂಚು ಕಾಣ್ತಿದ್ರು. ಅದೇ ದಾರಿ ಹಂಗೆ ಒಬ್ರು ಒಕ್ಕೋಡಿಯವ್ರು ನಡ್ಕೋ ಹೋಗ್ತಿದ್ರಮ್ರು. ಅವ್ರು ಈ ಬೆಂಕಿ ಹತ್ಕೊಳೋದು ಕಂಡು ದಡ್ಬಡ್ ದಡ್ಬಡ್ ಓಡಿ ಬಂದ್ರಮ್ರು. ಓಡಿ ಬಂದು ಕೆಲಸ ಮಾಡೋದು ಬಿಟ್ಟು, ಏ ಅಕ್ಕ ಅಲ್ಲಿ ಬೆಂಕಿ ಹತ್ಕೊಂಡಿತ್ತು, ಅದಕ್ಕೆ ಒಂದು ನೀರು ಹಾಕ, ಇಲ್ಲಿ ಗ್ವಾಡೆ ನೀರು ಹಾಕ, ಏ ಇಲ್ಲಿ ಬುಡ್ದೆ ನೀರು ಹಾಕ, ಅಲ್ಕ ಹಂಚ್ ಮೇಲೆ ಹತ್ಕೊಂಡಿತ್ತು, ಅಲ್ಲಿ ನೀರು ಹಾಕ ಅನ್ಕಂಡು ಬರೀ ಯಜಮಾನಿಕೆ ಮಾಡ್ತಿದ್ದೀರಮ್ರು. ಅಂತೂ ಕೊನೆಗೆ ಬೆಂಕಿಯೂ ನಂದಿ ಹೋಯ್ತು, ಮನೆಯೂ ಸುಟ್ಟೋಯ್ತು, ಗ್ವಾಡಿ ಒಂದು ಉಳ್ಕಂತಮ್ರು ಕಣಿ. ಇವ್ರು ಊರು ಜನರೆಲ್ಲ ಅದನ್ನು ಕಂಡು ಒಕ್ಕೊಡಿಯವ್ರು ಬಂದ್ರೆ ಗ್ವಾಡಿ ಒಂದು ಉಳಿಸಿ ಕೊಟ್ಟಿಗೆ ಹೋರ್ಕಾಣಿ ಅನ್ಕಂಡು ವ್ಯಂಗ್ಯ ಮಾಡ್ಕೊಂಡು ಈ ಗಾದಿ ಮಾತನ್ನು ಸೃಷ್ಟಿ ಮಾಡಿರು. ಕೆಲವರು ಕೆಲಸ ಬಂದರೂ ಕೆಲಸ ಮಾಡೋದಿಲ್ಲ, ಬರೀ ಯಜಮಾನಿಕೆ ಮಾಡ್ತೇಕಂತ್ರು. ಇಂಥವ್ರಿಗೋಸ್ಕರ ಈ ಗಾದಿ ಮಾತು ಹೇಳ್ತಾರೆ ಕಣಿ. ಕುಂದಾಪುರ ಕನ್ನಡದಲ್ಲಿ ಹಿಂಗಿದೆ ಗಾದಿಗಳಿತ್ತು ಕಣಿ. ಹೇಳುದಾರೆ, ಹೊಗಳಿ ಹೊಗಳಿ ನಗಳ ನುಂಗಿತ್ತು, ಕಲ್ತದ ಹೆಚ್ಚೆ ಕಾಲ್ ಮೇಲಾಯ್ತು, ಗಾಳಿ ಬರ್ಕು ಮನೆಗೆ ಹೋಯ್ಕು, ಎತ್ತು ಸತೋಯ್ಕು ಒಣಗಿ ಬಿಟ್ಟೋಯ್ಕು, ಹಿಂಗಿಂದೆ. ಈ ಗಾದಿ ಗೊತ್ತಿಪ್ಪವ್ರು ಒಂಚೂರು ಹಮಲು ಮಾಡ್ಕಣಿ, ಗೊತ್ತಿಲ್ದಿದ್ದವ್ರು ನೀವು ದೊಡ್ಡವ್ರ ಹತ್ರ ಕೇಂಡ ತಿಳ್ಕಣಿ. ಅಕ್ಕ ನಾ ಬತ್ತೆ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಮೇತ್ ಪುರಾಣಿಕ, ನಮಸ್ಕಾರ.
3: ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ RJ ಸಮೀಕ್ಷಾ ಶೆಟ್ಟಿ. ಇವತ್ತು ನಾವಿಪ್ಪದು ಕುಂದಾಪುರದಂಗೆ. ನಾವು ಪಂಜು ಗಂಗೊಳ್ಳಿ ಅವರು ಬರೆದ ಕುಂದಾಪುರ ಕನ್ನಡ ನಿಘಂಟಿಂದ ಒಂದಿಷ್ಟು ಪದಗಳನ್ನು ಹೆಕ್ಕಿ ನಮ್ಮ ಕುಂದಾಪುರದ ಜನರಿಗೆ ಕೇಂಬ ಅಂದಿತ್ತು. ಆ ಪದಗಳನ್ನು ಅವರಿಕೆ ಅದರ ಅರ್ಥ ಅವ್ರ ಹತ್ರ ತಿಳ್ಕಂಬ. ಇವತ್ ನಮ್ ಜೊತೆ ಒಬ್ಬರಿದ್ದು ಸರ್, ನಿಮ್ ಹೆಸರು?
8: ಶಶಿಧರ.
3: ಸರ್, ನಿಮ್ಗೆ ಒಂದು ಪದ ಕೇಂತೆ, ಅದರದ್ದು ಅರ್ಥವನ್ನ ನೀವು ನನಗೆ ಹೇಳ್ಬೇಕು. ಅದ್ ಕುಂದಾಪುರ ಕನ್ನಡ ಪದ ಇರುತ್ತೆ. ಸೊ ನಿಮ್ಮ ಮೊದಲನೇ ಪದ ಲಕ್ತ ಅಂದ್ರೆ ಎಂತ?
8: ಲಕ್ತ ಅಂದ್ರೆ ಹೊಂದಾಣಿಕೆ.
3: ಓಕೆ, ಹೊಂದಿಕೆಗೆ ಲಕ್ತ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಪದ ಏನಂದ್ರೆ ದಳ್ಕಟ್ ಅಂದ್ರೆ ಎಂತ?
8: ದಳ್ಕಟ್ ಅಂದ್ರೆ ಕೊಟ್ಟಿಗೆ ಹಟ್ಟಿಗೆ ಅಂತ, ಹಟ್ಟಿ ಅಂತ ಕುಂದಾಪುರ ಕನ್ನಡದಲ್ಲ, ಹಟ್ಟಿ ಎಲ್ಲ ಬೈರ್ ಹಾಕುವಂತ ಪ್ಲೇಸಿಗೆ ದಳ್ಕಟ್ ಅಂತ.
3: ಹೌದು ಸರ್, ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಇನ್ನಷ್ಟು ಕುಂದಾಪುರ ಕನ್ನಡ ಪದನ ಇನ್ನಷ್ಟು ಕುಂದಾಪುರದ ಜನರಿಗೆ ಕೇಂಬ. ಅಲ್ಲಿವರೆಗೂ ನೀವು ಕೇಂತೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
9: ನಮಸ್ಕಾರ, ನಾನು ಮಹಾಲಕ್ಷ್ಮಿ ಸೋಮಯ್ಯಜಿ, ವಿವೇಕ ಬಾಲಕಿಯರ ಪ್ರೌಢಶಾಲೆಯ ಶಿಕ್ಷಕಿ. ಎಲ್ರಿಗೂ ವಿಶ್ವ ಕುಂದಾಪುರ ದಿನಾಚರಣೆಯ ಶುಭಾಶಯಗಳು. ಆಸಡಿ ಹಬ್ಬ ಗರ್ಜ್ ಮಾಡಿಯಕ ಕೇಂತಾಯಿರಿ ರೇಡಿಯೋ ಕುಂದಾಪುರ.
2: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
10: ಯಾರಲ್ಲೇ ಮಂಗಳೂರಲ್ಲಿ ಇದ್ದೀರಾ? ಸುರತ್ಕಲ್ ಮುಲ್ಕಿಳುವರಿದ್ರೆ ಬೇಗ ಮುಂದೆ ಬನ್ನಿ ಮಾರ್ರೆ.

0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇವತ್ ನಾವು ಕುಂದಾಪುರ ಜನರಿಗೆ ನಮ್ಮ ಪಂಜು ಗಂಗೊಳ್ಳಿ ಅವರು ಬರೆದ ಕುಂದಾಪುರ ಕನ್ನಡ ನಿಘಂಟಿಂದ ಕೆಲವು ಪದಗಳನ್ನ ಹೆಕ್ಕ ಬಂದಿತ್ತು. ಅದರ ಅರ್ಥವನ್ನ ಗ್ರಾಂಥಿಕ ಭಾಷೆಯಲ್ಲಿ ಅದರ ಅರ್ಥ ಎಂತ ಅಂತ ಹೇಳಿ ನಮ್ ಕುಂದಾಪುರ ಜನತೆಗೆ ಎಂಬ ಈಗ ನಾವು ಕುಂದಾಪುರದ ವಿಶ್ವ ಮೆಡಿಕಲ್ ಹೆಂಗಿತ್ತ ಸರ್ ನಿಮ್ ಹೆಸರು? ರಾಘವೇಂದ್ರ ಅವರೇ. ರಾಘವೇಂದ್ರ ಅವರೇ, ನಿಮ್ಮ ಮೊದಲನೇ ಪದ ಏನಂದ್ರೆ ಲಕ್ತ ಅಂದ್ರೆ ಅಂತ?
1: ಲಕ್ತ ಅಂದ್ರೆ ಸರಿಯಾದ
0: ಹೊಂದಿಕೆ. ನಿಮ್ಮ ಎರಡನೇ ಪದ ಏನಂದ್ರೆ ಲಗಡಿ ಅಂದ್ರೆ ಎಂತ?
1: ಲಗಡಿ ಅಂದ್ರೆ ಹಾಳು
0: ಮಾಡುದು. ಕರೆಕ್ಟ್. ಥ್ಯಾಂಕ್ ಯು ಸರ್, ನಿಮ್ಗೆ ತುಂಬಾ ಥ್ಯಾಂಕ್ ಯು. ಹಿಂಗೆ ಇನ್ನಷ್ಟು ಜನರಿಗೆ ಇನ್ನಷ್ಟು ಪದಗಳನ್ನ ಕೇಂಬ ಅಲ್ಲಿವರೆಗೂ ನೀವು ಕೇಂತೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ದ್ಯಾಸಿ ತಿಂಗ್ಳೆ ಜಕ್ಣಿ, ಸ್ವಾಣಿ ತಿಂಗ್ಳಲ್ ಅಜ್ಜಿ, ಕೊಚ್ಚಕ್ಕಿ ಕೂಳಿಗೆ ಚಟ್ಲಿ ಹಾಕದ್ ಬಜ್ಜಿ.
3: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
4: ಹಾಯ್ ಎಲ್ರಿಗೂ, ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತ ಪಡಿಸೋ ಕಾರ್ಯಕ್ರಮ ಇತ್ತಲೇ, ಅದು ಹೊಸ್ತೇ. ಯಾವ್ದಂದ್ರಿಯ? ಕಥಾವಾಚನ. ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಇಲ್ಲಿ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರೆದವರು. ಇವ್ರ ಮೂರು ಕಾದಂಬರಿ ಇತ್ತಲೆ, ಹೊಸ ಬೆಳಕು, ಶುಭ ಮಂಗಳ, ಎರಡು ಕನಸು ಎಂಬುದು ಸಿನಿಮಾ ಆಯಿತು. ಇವರು ಎರಡು ಕಥಾ ಸಂಕಲನ ಬರೆದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತೋ, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು ಆರು ಪಾತ್ರ ಬತ್ತತ್ತು. ಅದರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರತ ಪುರಾಣಿಕ್ ಮಾಡ್ತರು. ಈ ಮೊದಲನೇ ಮಗನ ಶಂಕರನ್ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕೊಂಡು. ಇನ್ನು ಎರಡನೇ ಮಗ ದೊರೆಸ್ವಾಮಿ, ಅದು ನಾನೇ, ಅಂದ್ರೆ ಮಹಾಲಕ್ಷ್ಮಿ ಸೋಮಯಾಜಿ ಮಾಡ್ತು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರು ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ, ಅದನ್ನ ಶ್ರೀಜಿತ್ ಸೋಮಯಾಜಿ ಮಾಡ್ತು. ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ ಈಗ ಮರಳಿ ಮನೆಗೆ ಕಥಾವಾಚನವನ್ನ.

0: ಅತ್ತೆ, ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ. ತಕೊಳ್ಳಿ ತಿನ್ನಿ ಅತ್ತೆ.
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ಮಿನ್ಕಣ್ ಮಡಿಲೇ ಮಾಡ್ಕೊ ತಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತ, ತಕಣಿ.
1: ಕೊಡ. ಥೂ, ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಯೋ, ರಾಮನವಮಿ ಪಾನ್ಕ ಕಣಗಿತ್ತ. ನಂಗ್ ಕಾಫಿ ಸಿಹಿ ಇದ್ರ ಆತಿಲ್ಲ ನನ್ ಕಣ್, ಗೊತ್ತಿಲ್ಲ ನಿಂಗೆ?
0: ನಾನು ಅದನ್ನೇ ಕುಡ್ದಿನಲೆ, ಸಮಯ ಇದ್ದಿತ್ತ.
1: ನಿನ್ನ ಅಲ್ಗೆಗೆ ಅಂತದು ಆಯ್ತ.
0: ಇರ್ಲಿ ಬಿಡಿ, ಹಂಗಾರ ಬೇರೆ ಮಾಡ್ಕೊ ತಕಬತ್ತೆ, ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕೋಬಾ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ಕಾಗದ ಬಂದಿತ್ತ.
1: ಎಂತ
2: ಕಾಗದ? ಕಾಗದ ಬಂದಿತ್ತ ದೊರೆ. ಕಾಗದ ಬರಿಲ್ಲ, ಕಾಗದ ಬರಿಲ್ಲ ಅಂತಿದ್ಯಲೆ, ಈಗ ದೊರೆ ಕಾಗದ ಬಂದಿತ್ ಕಣ್.
1: ದೊರೆ ಕಾಗದವ? ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತಾಮ್ರ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಏಳಿ ಬತ್ನಮ್ರ.
2: ಇವತ್ತೇ, ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ತಗೋ, ನೀನೇ ಓದ್ಕೋಬೇಕಿರ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ನಂಗ್ ಓದಕ್ಕಾಗ್ತಾನ? ಕಣ್ಕಾಂತತ್ತ ನಂಗೆ? ತಮಾಷೆ ಮಾಡ್ತೀಯ? ದೊರೆ ಬತ್ನಲೆ, ಹೋಯ್ಲಿ ಬಿಡ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ,
2: ನಾ ಬತ್ತಿಯಕ್ಕ?
1: ದೊರೆ ಬತ್ನಮ್ರ, ದೊರೆ ಬತ್ನಮ್ರ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
0: ಅತ್ತೆ, ಕಾಫಿ ತಕಣಿ.
1: ಕೊಡ. ಭಾಗ್ಯ, ಗಂಟೆ ಎಷ್ಟಾಯ್ತ?
0: 11 ಗಂಟೆ. 11 ಗಂಟೆ ಆಯ್ತ, ಎಂತಕ್ಕೆ?
1: ರಾತ್ರಿ 8 ಗಂಟೆಗೆ ದೊರೆ ಬತ್ನಮ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೆಯಾ? 8 ಆಯ್ತ ಕಂಡೆ. ಥೋ, ಇದು ಎಂತದ ಇದ? ಕಾಫಿಗೆ ಸಕ್ಕರೆ ಹಾಕ್ಲಿಲ್ಲ.
0: ಸಕ್ಕರೆ ಕಮ್ಮಿ ಹಾಕಂದ್ ನೀವೇ ಹೇಳದ್ದಲ್ಲ ಅತ್ತೆ.
1: ನಾನ್ ಹೇಗ್ಲಾಗ ಹೇಳದ್? ನಂಗ್ ಕಾಫಿ ಸಿಹಿ ಆಯ್ರಕ್, ನೀವು ಕುಡಿಯು ಹಂಗೆ. ಕೈ ವಿಷ ಅಲ್ಲ ನಾ ಕುಡುದು.
0: ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
0: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
1: ದೊರೆ, ದೊರೆ ಬಂದ್ಯ ಮಗ?
3: ಅಮ್ಮ ನಮಸ್ಕಾರ ಮಾಡ್ತೇಮ್ಮ.
1: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ ಈಗ
1: ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗ್ ಎಂತ ಇಷ್ಟ ಅನ್ಕೊಂಡು ಗೊತ್ತಿತ್ತ ಅವನಿಗೆ? ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ.
3: ರಜಾ ಇರ್ಲಿಲ್ಲ ಅಮ್ಮ.
1: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ, ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ. ಅಮ್ಮ ರಜಿ ಸಿಕ್ಕಿಲ್ಲ ಅಮ್ರ, ರಜಿ.
1: ಹಂಗ್ ಹೇಳ್ ಮತ್ತೆ. ರಾಜಣ್ಣ, ರಾಜಣ್ಣ ಅಂದ್ರೆ ನಂಗ್ ಹೆಂಗ್ ಗೊತ್ತಾತ್ತ? ಸುನಂದ ಹುಷಾರಿದ್ಲ ಮಗ.
3: ಎಲ್ಲ ಲಾಯ್ಕಿದ್ರ. ನಿನ್ನ ಕೇಳ್ಲ. ನಿನ್ನ ಕೇಳ್ಲ ಸುನಂದ.
1: ಅವಳನ್ನ ಕರ್ಕ ಬರ್ಕಿತ್ತ. ಪಾಪ, ನನ್ನನ್ನು ಕಾಣ್ಕಂದ್ ಎಷ್ಟ ಆಸಿ ಪಡ್ತಿದ್ಲೋ ಏನೋ.
3: ಅಮ್ಮ ಎಲ್ಲರೂ ಬಂದ್ರೆ ಮನೇಲಿ ಯಾರಮ್ಮ? ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ?
2: ನೀವಿಬ್ರ ಮಾತಾಡ್ಕಂತೀರಿ, ನಾ ಹೋಯ್ ಬತ್ತೆ.
1: ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ?
3: ಹೌದಮ್ಮ, ಎಲ್ಲರೂ ಹುಷಾರಿದ್ರ.
1: ಅವನ್ನು ಕರ್ಕ ಬರ್ಕಿತ್ತು. ಪಾಪ, ಅಜ್ಜಿ ಅಂದ್ರೆ ಅವಕ್ಕ ಪ್ರಾಣ.
3: ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಅಮ್ಮ ನಾನ ಕೈ ಕಾಲ್ ತೊಳ್ಕೊಂಡ್ ಬತ್ತೆ, ಬಸ್ಸಲ್ ಬಂದ ಸಾಕಾಯ್ತ.
1: ದೊರೆ, ಈ ಸಲ ನೀ ಎಷ್ಟು ದಿನ ಇರ್ತೀಯ?
3: ಅಮ್ಮ ಇನ್ನು ನಾನ್ 3 ದಿನ ಇಲ್ಲೇ ಇರ್ತೇಮ್ಮ, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ.
1: ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತಿಯ?
3: ನೀನ ಬೆಂಗಳೂರಿಗೆ ಬತ್ತಿಯ?
1: ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತ. ಶಂಕರ ಇಲ್ಲಿಲ್ಲ ಅಲ್ದ?
3: ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತ, ಬೆಳಗ್ಗೆ ಮಾತಾಡುವಾಕ. ನಮ್ ಜೋರ್ ಹೊಸು ಅತ್ತಮ್ಮ.
1: ಹೋಗ್ ಮಗ, ನಿಂಗ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ. ಉಣ್ಣ ಹೋಗು ಉಣ್ಣ ಹೋಗು. ಗೋವಿಂದ ಏನಮ್ಮ ಗೋವಿಂದ ಏನಮ್ಮ ಗೋವಿಂದ.

0: ಅಮ್ಮಾ ಅಮ್ಮಾ ಎಂತ ಕರ್ತಿಯಂದ್ರು?
1: ದೊರೆ ಬಾ ಇಲ್ಲಿ ಕೂತ್ಕೋ. ನಾವಿಬ್ರು ಬೆಂಗಳೂರಿಗೆ ಹೋಗ್ಬೋದು ನಾಳೆ ಸಾಯಂಕಾಲಕ್ಕಲ್ದನ?
0: ಅಮ್ಮ ಮಾತ, ನಾನಿಪ್ಪದ ಬೆಂಗಳೂರಿಗೆ
1: ಬಾಕಲ್ದನ?
0: ಅಮ್ಮ ಮಾತ, ನಾನಿಪ್ಪದ ಬೆಂಗಳೂರಿಗೆ ಬರಸ್ತಾಳಮ್ಮ, ಅಲ್ಲಿ ನಿಂಗೆ ಸರಿ ಆತಿಲ್ಲ.
1: ಕಣ್ಣು ಕಾಣದಿದ್ ನಂಗೆ ಯಾವ ಸ್ಥಳ ಏನ?
0: ಅಮ್ಮ ನಿಂಗೆ ಅಲ್ಲಿ ಎಂತದ್ದು ಸೌಕರ್ಯ ಇಲ್ಲ.
1: ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ, ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಣ್ಕಂಡ್ರೆ ಸಾಕಪ್ಪ.
0: ಅಲ್ಲ ನಿಂಗೆ ನಿನ್ ಮಡಿ ಮೈಲ್ಗೆ ಎಲ್ಲ ನಡ್ಸೋಕೆ ಕಷ್ಟ ಆತೋ ಏನೋ.
1: ನನ್ನ ಮಡಿ ಮೈಲ್ಗೆ ನಾನ್ ನಡ್ಸ್ಕಂತೆ, ಬೇರೆಯವ್ರಿ ಅಂತ ನಡ್ಸೋದು ಅದನ್ನ? ಶಂಕರನ್ ಮನೆಯವ್ರು ಯಾರಾದ್ರೂ ಇತ್ತರ ಇಲ್ಲ?
0: ಯಾರು ಇಲ್ಲಮ್ಮ. ಏನ
1: ಇವರೆಲ್ಲ ನನ್ನ ಲಾಯಕ್ ಕಣ್ಕಂತಿಲ್ಲ ಮರಯ್ಯ?
0: ಯಾಕಮ್ಮ ಹಂಗೆಲ್ಲ ಹೇಳ್ತೆ, ಎಷ್ಟು ಚಂದ ಕಣ್ಕಂತ್ರ ನಿನ್ನ, ನಿನ್ ಟೈಮ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ.
1: ಹಾ ಹೌದೌದು, ದೂರದ ಬೆಟ್ಟ ಕಣ್ಣಿಗ್ ನುಣ್ಣಗಂಬ್ರ, ನಿನ್ ಕಣ್ಣಿಗೆ ಎಲ್ಲ ಹಂಗೆ ಕಾಂತತ್. ನಂಗೆ ಇವ್ರ ಕೈಲೆಲ್ಲ ಬೆಂದು ಬೆಂದು ಸಾಕಾಯ್ ಹೋಯ್ತು. ನಾ ಹೇಳೋದಿಷ್ಟೇ, ನಿನ್ನನ್ ಬಿಟ್ಟು ನಾ ಆಯ್ಕಂತಿಲ್ಲ.
0: ಅಮ್ಮ ನಾನ ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ, ಆಗ ನೀ ನನ್ ಜೊತೆ ಇರ್ಲಕ್ಕ.
1: ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲಿ. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತನ. ಇಲ್ ಕಾಣ, ನೀ ಒಂದು ಅಲ್ಲಿಗೆ ನನ್ನ ಕರ್ಕ ಹೋಗು, ಇಲ್ಲ ನೀನೇ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯೂ ಅಲ್ಲ. ಹೋಗ.
0: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೆ ಊಟಕ್ ಬಾ.
0: ನಾ ಬಂದೆ ಅತ್ಗೆ. ಅಲ್ಲ ಅಮ್ಮನ ಅಲ್ಲಿ ಕರ್ಕೊಂಡ್ ಹೋರೆ, ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲೂ ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟು ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿ ಇತ್ತಲೆ ಸ್ವಲ್ಪ ಒರಟ್ ಅಂದ್ರು ಒರಟು. ಅತ್ತಿಗೆ ಅಷ್ಟು ವಿಶಾಲ ಹೃದಯ ಅವಳಿಗಿಲ್ಲೇ.
3: ದೊರೆ ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ, ನಾಳೆ ಪಾಯಸದ ಊಟವೆ ಮಾಡಿ ಹಾಕ್ಲೆ.
0: ಅಲ್ಲ ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯ, ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಳ ಅಂದದ್ ನಾನು.
2: ನಾನೊಂದ್ ಮಾತು ಹೇಳುದ ದೊರೆ ಸ್ವಾಮಿ?
0: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ ಅತ್ತೆ ಹತ್ರ ನೀನ್ 8 ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟೊಳಗ್ ನಾನು ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂತ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
3: ಅಲ್ಲ ಭಾಗ್ಯ, 8 ದಿನ ಆದ್ಮೇಲೆ ಅಮ್ಮ ಕರ್ಕೊಂಡ್ ಹೋಗಂದ್ರೆ ಎಲ್ಲಿ ಕರ್ಕೊಂಡ್ ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತ, ವಯಸ್ಸಾತ ಆತ ಎಲ್ಲ ಹಿಂಗೆ ಕಣ್ಣೆದುರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತ, ಆಮೇಲೆ ಎಲ್ಲ ತಾನಾಯಿ ಮರ್ತೋತ್ತ.
1: ಗೋವಿಂದಾಯನಮ್ಮ.
2: ಅತ್ತೆ ಕಾಫಿ ತಂದಿದೆ ತಕಣಿ.

0: ಆ ಕಾಫಿ ತಂದಿದೆ ತಕಣಿ. ಆ ಕಾಫಿ ಕಾಫಿ
1: ನಂಗ್ ಬೇಡ.
0: ಕಾಫಿ ಬೇಡ್ದ? ಎಂತಕ್ಕೆ?
1: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ 8 ದಿನಕ್ಕೆ ಕರ್ಕೊಂಡು ಹೋತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೇಳೆ ಹೇಳ್ತಾ ಇಕ್ಕಂಡಿದ್ದ ಶಂಕರ, ಗೋವಿಂದಯ್ಯ ನಮ ಗೋವಿಂದಯ್ಯ ನಮ ಗೋವಿಂದಯ್ಯ ನಮ. ಕಾಫಿ ಅಲ್ಲ, ನನ್ನ ದೊರೆ ಮನೆ ಕರ್ಕೊಂಡು ಹೋಪಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದಯ್ಯ ನಮ ಗೋವಿಂದಯ್ಯ ನಮ ಗೋವಿಂದಯ್ಯ ನಮ. ಮಾತ್ರ ಹತ್ಯ ಶಾಪ, ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದಯ್ಯ ನಮ ಗೋವಿಂದಯ್ಯ ನಮ ಗೋವಿಂದಯ್ಯ ನಮ. ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದಯ್ಯ ನಮ ಗೋವಿಂದಯ್ಯ ನಮ. ಇಲ್ಕಣ, ಇದು ನನ್ನ ಕಡೆ ಮಾತು, ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದಯ್ಯ ನಮ ಗೋವಿಂದಯ್ಯ.

0: ಹೋಯ್ ಅತ್ತೆ, ಕಾಫಿನು ಕುಡಿದೆ ಕೂತಿರ್ಕಾಣಿ. ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ಟು ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ. ಎಂತ ಮಾಡುದೀಗ?
1: ಹೌದ, ಹಂಗಂದ್ಲ ಅಮ್ಮ.
0: ಹೌದು,
1: ಎಂತ ಮಾಡುದೀಗ? ಹಾ ಭಾಗ್ಯ, ಒಂದ್ ಉಪಾಯ ಮಾಡ್ರಿ. ಹ್ಯಾಂಗೆ?
0: ಎಂತ?
1: ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಮ್ರ. ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
0: ಮೋಸವ? ಎಂತ ಮೋಸ
1: ಅಂದ್ರೆ, ನಮ್ಮ ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ. ನಾನೊಂದ್ ಬಾಡಿಗೆ ಕಾರ್ ತಕೊಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ್ 2 ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ. ಹೊರಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತ ಹೇಳಿ ಹೇಳುವ.
0: ಅತ್ತೆಗಿದು ದೊರೆಸ್ವಾಮಿ ಮನೆ ಅಲ್ಲ ಅನ್ ಗೊತ್ತಾತಿಲ್ಲ ಮರ್ರೆ.
1: ಅದೇ ಹಂಗ್ ಗೊತ್ತಾತ ಅಮ್ಮಂಗೆ? ಕಣ್ ಕಾಣ್ತಿಲ್ಲ ಹ್ಯಾಂಗಿದ್ರು ಅಮ್ಮಂಗೆ.
0: ಉಪಾಯ ಏನೋ ಲಾಯಕೆ ಇತ್ತ ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ. ಅರೆ, ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿನ್ ತಪ್ಪುದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
1: ಅಮ್ಮ ದೊರೆಸ್ವಾಮಿ ಮನೆಗ್ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೇ ಪ್ರೇಮ ಸತ್ಯ. ಕಾಣ, ಅಮ್ಮಂಗೆ ಸ್ವಲ್ಪ ಕಿವಿ ಕೇಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವ್ 3 ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ. ಆಗ್ದ ಗೊತ್ತಾಯ್ತಲ್ದ ಹೇಳದ?
0: ಹಾ ಗೊತ್ತಾಯ್ತ್ ಗೊತ್ತಾಯ್ತ, ಹಂಗೆ ಮಾಡುವ.
2: ನಾನಿನ್ ಮೇಲೆ ದರ್ಜಿಕ್ಕ ಬಂದ್ ಮಗ, ಒಳ್ಳೆ ಡ್ರಾಮಾ.
0: ಅತ್ತೆ ತಗಣಿ ರೈಲ್ ಚಂಬ. ಅತ್ತೆ ಇನ್ ಹೇಗಳಿಕ್ ವಾಪಸ್ ಬತ್ರಿ?
3: ನಾ ಇನ್ಮೇಲೆ ಅಲ್ಲೇ ಆಯ್ಕಂತೆ, ಬೇಕಾರೆ ನೀನೆ ಬಂದ್ ಬಂದ್ ಕಣ್ಕೊಂಡ್ ಹೋಗ.
1: ಅಮ್ಮ ನಿಧಾನಕ್ ಮೆಟ್ಲೇಳಿ. ಭಾಗ್ಯ, ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ 2 ಗಂಟೆ ಬಿಟ್ಟು ಬತ್ತೆ. ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ.
0: ಆಯ್ತಾಯ್ತು
1: ಅಮ್ಮ, ನಿಧಾನಕ್ಕೆ ಕೂತ್ಕೋ. ಓಯ್ ಡ್ರೈವರ್ ಬಾಬಾ, ಹಾ ಸೀದಾ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ, ಇಳಿ ಇಳಿ.
3: ಅಯ್ಯೋ ಮರಯ್ಯ, ಇಷ್ಟು ಬೇಗ ಬಂತನ?
1: ಹೌದಮ್ಮ ಬಾಬಾ. ಏ ದೊರೆಸ್ವಾಮಿ, ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹ ಅಮ್ಮ ಹಿಂಗೆ ಎಡಕ್ ಎಡಕ್ ಬಾ, ಇದು ಅವ್ರ ಮನೆ ಕಂಪೌಂಡ್. ಹ ಹ ಹ, ಇಲ್ಲೇ ನಿಂತ್ಕೋ ಅಮ್ಮ. ಪ್ರೇಮ ಸತ್ಯ ಬನ್ನಿ ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ.
4: ಅಮ್ಮ ಬಂದಿ ಅಮ್ಮ.
3: ಹೌದು ಮರಯ್ಯ.
4: ಅಮ್ಮ ನಮಸ್ಕಾರ ಮಾಡ್ತೆ.
3: ಹಾ ಹಾ ಹಾ, ಸುನಂದ ಸುನಂದ.
4: ಹಾ
3: ಇಲ್ವಾ ಮರೈತಿ, ಹತ್ರ ಕೂತ್ಕೋ ಈಗ ತಕೋ.
5: ಏನತ್ತೆ ಹುಷಾರಿದ್ರಿಯಾ?
3: ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ಕೊಂಡ್ಕಂದ್ ಹೇಳಿ ಬಂದೆ ಮರೈತಿ.
5: ಒಳ್ಳೇದಾಯ್ತು.
3: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
5: ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ.
3: ಅಲ್ಲ ದಪ್ಪ ಆದಂಗ್ ಕಾಣುತ್ತಲೆ.
5: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
3: ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ, ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
5: ವಯಸ್ಸಾಗ್ತಾ ಕೂದ್ಲು ಉದ್ರುತ್ತಲತ್ತೆ.
3: ಸುನಂದ ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ, ತೆಗ್ದ ಮಕ್ಳಿಗ್ ಕೊಡ. ಬಾಗಿನ ಹತ್ರ ತಿಂಡಿ ಮಾಡಿ ಕೊಡುಕ್ ಹೇಳಿ ಮಾಡಿ ಕೊಟ್ಲ. ಶಂಕರ ಎಲ್ಲ?
1: ಏನಮ್ಮ?
4: ಅಮ್ಮ ಶಂಕರಣ್ಣ ಬತ್ಲಿಗ್ ಹೋಯ್ದ.
3: ಹೌದಾ? ಆ ಬಾಗಿಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ, ಆ ಬಾಗಿನ ಕೈಲ್ ಬೆಂದ್ ಬಂದ್ ಸಾಕಾಯ್ತು ಮರೈತಿ. ಪುಣ್ಯಾತ್ ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲೆ, ಏನ್ ಬೇಕು ಏನ್ ಬೇಡ ಅಂತ್ಲೂ ಕೇಂತಿರಲ್ಲೆ. ಆ ಮಕ್ಳಿದ್ವಲೆ ರವಿಯೋ ರಾಜಲಕ್ಷ್ಮಿಯೋ ಹನುಮಂತನ ಅಪರ ಅವತಾರಗಳು, ಬಾಲ ಒಂದಿಲ್ಲೆ.
4: ಸುನಂದ ಒಂಚೂರಿಲ್ಬಾ.
6: ಕಂಡ್ರಿಯ ಕಂಡ್ರಿಯ, ನಾನ್ ಇಷ್ಟು ದಿನ ಎಷ್ಟು ಲಾಯ್ಕ್ ಮಾಡಿ ಅತ್ತೆನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತ ನಂಗೆ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
1: ಭಾಗ್ಯ, 60 ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗೀಗ್ಲೇ 80. ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಿ. ಅವಳನ್ನ ಕ್ಷಮಸಕ.
6: ಕ್ಷಮಸುಕೆ ನಾನ್ ಯಾರು, ಇರ್ಲಿ ಬಿಡಿ, ಸರಿ ಬನ್ನಿ.
1: ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ, ನಾಟಕ ಹಿಂಗೆ ಮುಂದುವರ್ಸಕ.
6: ಆಯ್ತು.

0: ಅಯ್ಯಪ್ಪ ದೇವ್ರೆ, ಬೆಳಗ ಆಯ್ತಾ? ಸುನಂದ, ಸುನಂದ, ದೊರೆ, ದೊರೆ, ಸುನಂದ, ಸುನಂದ, ದೊರೆ, ದೊರೆ. ಅಯ್ಯೋ, ಒಬ್ರು ಮನೇಲಿ ಇಲ್ಲ್ಯಾ? ಆಗಿಂದ ಒರ್ಲತಾ ಇದ್ನಲೆ. ಅಯ್ಯೋ,
1: ಏನಜ್ಜಿ?
0: ಯಾರ ಸತ್ಯನಾ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯ್ದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರು ಮೀಯುಕ್ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟಿ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ, ನಂಗೆ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು.
0: ಸರಿ, ನಿಮ್ಮ ಅಮ್ಮ ಬಂದ್ಮೇಲೆ ಅವಳನ್ನು ಕಳಿಸು, ಹೋಗ. ಗೋವಿಂದ ಶ್ರೀಹರಿ, ಗೋವಿಂದ.
2: ಏನತ್ತೆ ಕರ್ದ್ರಿಯಾ?
0: ಬೆಳಿಗ್ಗೆಯಿಂದ ಒಬ್ರಾರು ಇತ್ಲೈ ಬಂದಿರಿಯಾ? ಎಲ್ಲಿಗೆ ಹೋಗಿದ್ಯೆ?
2: ಆಚಿ ಮನೆಯವ್ರ ನನ್ನ ತಂಗಿಗೆ ಗಂಡಿನ ಕಾಂತ್ರಮ್ರ, ಅದಕ್ಕೆ ಕೇಂಬಕ್ಕೆ ಹೋಯ್ದಿದೆ.
0: ಓ, ಕಾಫಿ ಮಾಡ್ಯ?
2: ನಮ್ಮನೆಲ್ಲ ಕಾಫಿ ಮಾಡೋ ಅಭ್ಯಾಸವೇ ಇಲ್ಲ. ದಿನಾ ಕಾಫಿ ಮಾಡ್ರೆ ಪೂರೈಸುದೆ ಹಂಗೆ.
0: ಸರಿ ಹೋಯ್ಲಿ, ನನ್ನನ್ನ ಬಚ್ಲ ಮನೆ ಕರ್ಕೊಂಡೈ. ಮೀಸ್ ಮರೈತಿ, ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹಸುವತ್ತಿತ್ತು.
2: ಮತ್ತೆ ನಂಗ್ ಒಂಚೂರು ಪುರ್ಸೋತಿಲ್ಲ. 9 ಗಂಟೆಗೆಲ್ಲ ಅಡ್ಗಿ ತಿಂಡಿ ಎಲ್ಲ ಆಯ್ಕ, 9:30ಗೆಲ್ಲ ಎಲ್ರದು ಊಟ ಬೇರೆ ಆಯ್ಕ, ಮಕ್ಳು ಶಾಲೆಗೆ ಹೋತ್ವಲ್ಲ, ನಿಮ್ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದ್ ಕೆಲ್ಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗ ಸ್ನಾನ ಮಾಡಿಸು ಹೇಳ್ತೆ.
0: ಗಂಗಿನ ಯಾರದ?
2: ಅವಳ, ಅದ ಕೆಲ್ಸದವಳ.
0: ಮತ್ತೆ ಮಡಿ?
2: ಅಯ್ಯ, ಮಡಿ ಗಿಡಿ ಎಲ್ಲ ಊರಲ್ಲಿ ನಡೀತ, ಇಲ್ಲ ಹಂಗ ಮಾಡ್ರತ್ತ. ಹಂಗಾರ ಗಂಗೆ ಬೇಡ್ದ?
0: ಹಂಗಾರೆ ಆ ಗಂಗಿ ಬೇಡ. ನಿಂಗ್ ಪುರ್ಸೋತಾರ ಮೇಲೆ ನೀನೆ ಮೀಸ್, ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೆ, ಎಂತ ಮಾಡುದು?
2: ಸರಿ ಅತ್ತ.
0: ರಾಮ ರಾಮ ಗೋವಿಂದ ಗೋವಿಂದ.
1: ಅಜ್ಜಿ, ಹಸು ಅಂದ್ರಲ್ಲ ಅಮ್ಮನ್ಗೆ ಪುರ್ಸತಿಲ್ಲ ಅಂದ್ರ, ಅದಕ್ಕೆ ಬ್ರೆಡ್ ತಂದಿರ ತವಣಿ. ಬ್ರೆಡ್? ಬ್ರೆಡ್?
0: ಬ್ರೆಡ್ ಅಂಗಡಿಲ್ ಮಾಡಿದ್ದಾನ?
1: ಇಲ್ಲ, ನಮ್ಮ ಅಡ್ಗೆ ಮನೇಲಿ ಮಾಡಿದ್ದು. ಸುಮ್ನೆ ತಿನ್ನಿ.

0: ಮಕ್ಕಳು ಹಾಂಗೆ. ರವಿ, ರಾಜಲಕ್ಷ್ಮಿ ಮೇಯಕ್ಕೆ ನೀರು ತೋಡಿ ಕೊಡ್ತಿದ್ದು, ನನ್ನ ಕೈ ಹಿಡ್ಕೊಂಡ ಮನೆಯೆಲ್ಲ ಓಡಾಡಿಸ್ತಿದ್ದು. ಮುತ್ತೇನ್ ಕಣಗಿನ ಮಕ್ಕಳು.
1: ಮತ್ತಾಗಲೇ ಹನುಮಂತ ಬರಾವತಾರ ಅಂದ್ರಿ?
0: ಸುಳ್ಳು ಸುಳ್ಳ ಎಂತೆಂತದ್ದು ಹೇಳ್ಬೇಡ. ಹೋಯ್ಲಿ, ನನ್ ಜಪಸಾರ ಎಲ್ಲಿತ್ತ?
1: ನಮ್ಗೊತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್ಡು?
0: ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹತ್ತಿ ಕಣ್. ನೀನು ಬ್ರೆಡ್ ಅಂತ ತಕೊಂಡ್ ಹೋಯ್ ಆಚೆ ಬಿಸಾಕ್. ನಿಮ್ಮ ಅಪ್ಪ ಬಂದ ಮೇಲೆ ಬಪ್ಪು ಕೇಳು.
1: ಅಕ್ಕಜ್ಜಿ.
0: ರಾಮ ರಾಮ, ಜಪಸಾರು ಇಲ್ಲಿಯಲೇ. ಗೋವಿಂದ ಶ್ರೀಹರಿ.
1: ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆಸಿದ್ರು.
2: ಅಮ್ಮ ಏನು ಕರ್ದಿ ಅಂದ್ರಲ್ಲೇ, ಎಂತದ?
0: ದ್ವಾರೆ, ನನ್ನನ್ನು ಊರಿಗೆ ಕಳಸ. ಸುಮ್ಮನೆ ನಂಗೂ ತೊಂದ್ರಿ, ನಿಂಗೂ ತೊಂದ್ರಿ.
2: ಯಾಕಮ್ಮ, ನಿನ್ನೆ ಬೈಸೋರಿ ಅಷ್ಟೇ ಬಂದದಲ್ದ, ಈಗ್ಲೇ ಬೈಗಿಗೆ ಹೋಯ್ಕ ನಿಂಗೆ?
0: ಇಲ್ಲ ಮರಯ್ಯ, ನಂಗಲ್ಲೇ ಲಾಯ್ಕತ್ತ.
2: ಯಾಕಮ್ಮ, ನನ್ ಮೇಲ್ ನಿಂಗ್ ಪ್ರೀತಿ ಇಲ್ಲ್ಯಾ?
0: ಪ್ರೀತಿಗೇನ ಬೇಕಾದಷ್ಟಿತ್ತು. ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು, ದೂರಿದ್ರೆ ಪರ್ಮಳ ಅಂತರಲೆ ಹಾಂಗೆ.
2: ಅಲ್ಲಮ್ಮ, ಶಂಕರಣ್ಣನ್ ಮನೇಲಿ ನಿಂಗ್ ಲಾಯ್ಕ್ ಕಣ್ಕಂತಿಲ್ಲ ಅಂದ್ಯಲೆ, ಬೆಂದ್ ಬೆಂದ್ ಸಾಕಾಯ್ತಂದ್ಯಪ್ಪ. ಪಾಪ, ಒಂದ್ ತಿಂಗ್ಳ ನೀನ್ ಇಲ್ಲೇ ಸುಧಾರಿಸ್ಕೋ, ಆಮೇಲೆ ಹೋದ್ರ ಆಯ್ತ. ಇಲ್ಲೇನ್ ಕಷ್ಟ ಆಯ್ತ್ ನಿಂಗೆ?
0: ಸುಮ್ಮನೆ ಸಾಯಿ ಮುದುಕಿ ಬಾಯಲ್ಲ ಎಂತಕ್ಕೆ ಕೆಟ್ಟ ಮಾತಾಡಿಸ್ತೇ ಮರಯ್ಯ. ಒಂದ್ ತಿಂಗಳಲ್ಲ, ಇಲ್ಲ ನಾ ಒಂದ್ ಗಳಿಗೆಯೂ ಆಯ್ಕಂತಿಲ್ಲ. ಹೋಯ್ ಒಂದ್ ಬಾಡ್ಗೆ ಕಾರ್ ತಕ ಬಾ, ಬೇಕಾರೆ ಶಂಕರ್ನ ಹತ್ರ ದುಡ್ಡು ಕೊಡಿಸ್ತೇ ನಾನು.
2: ಅಲ್ಲಮ್ಮ,
0: ಅಲ್ಲೂ ಇಲ್ಲ ಬೆಲ್ಲೂ ಇಲ್ಲ. ಇನ್ನೊಂದ್ ಮಾತಾಡಿದ್ರೆ ಕೋಲ್ ತಗೊಂಡ್ ಹಾಕ್ತೆ ಕಣ್.
2: ಆಯ್ತು ಮಾರೈತಿ, ಕಾರ್ ತಕ ಬತ್ತೆ ಅಕ್ಕ. ಇನ್ನೂ ಒಂದ್ಸಲ ಹೇಳತೆ, ಇನ್ನೊಂದ್ಸಲ ಯೋಚನೆ ಮಾಡಿ ಕಾಣ.
0: ಆಯ್ತಾಯ್ತು, ಯೋಚನೆ ಮಾಡ್ತೆ.
2: ಅಮ್ಮ, ಶಂಕರಣ್ಣನ್ ಮನಿ ಬಂತ ಕಾಣ. ಬಾಬಾ ನಿಧಾನ ಕಿಳಿ ಅಕ್ಕ. ಅದಕ್ಕೆ ಶಂಕರಣ್ಣ ಈಗ ಅಮ್ಮನ್ ಕರ್ಕೊಂಡ್ ಬಂದಿದೆ ಕಾಣಿ.
3: ಓ ಅತ್ತೆ, ಬನ್ನಿ ಬನ್ನಿ. ದೊರೆಸ್ವಾಮಿ, ಊಟ ಮಾಡ್ಕೊಂಡ್ ಹೋಯ್ಲಕ್ಕ?
4: ಇಲ್ಲ ಅತ್ತಿಗೆ, ಆಫೀಸ್ ಹಂಗೆ ತುಂಬಾ ಕೆಲ್ಸ ಇತ್ತು. ನಾನ್ ಇನ್ನ ಬಂದ್ ಕಾರ್ ಹೆಂಗೆ ಹೋತೆ ಅಕ್ಕ? ಅಮ್ಮ. ಓ ಅಮ್ಮ, ನಾನಿನ್ ಬತ್ತೆ ಅಕ್ಕ.
0: ಹಾ ಹಾ ಅಡ್ಡಿಲ್ಲ
3: ಅತ್ತೆ, ಬನ್ನಿ ಒಳಗ್ ಬನ್ನಿ ಅತ್ತೆ.
2: ಓ ಅಮ್ಮ ಬಂದ್ಲೇ?
3: ಹೌದ್ರಿ, ಇದೆಂತ ಅತ್ತೆ ನಿನ್ನೆ ಹೋಯ್ ಇವತ್ತೇ ಬಂದ್ಬಿಟ್ರಿ?
0: ಎಲ್ಲ ಹೇಳ್ತೆ ಮರೇತಿ, ಎಲ್ಲ ಹೇಳ್ತೆ.
5: ಮಕ್ಳೆ, ಅಜ್ಜಿ ಸಾಮಾನನ್ನೆಲ್ಲ ಒಳಗ್ ತಕ ಬನ್ನಿ.

0: ಕೇಳುಗ್ರೆ, ಶ್ರೀ ಗುರುಮಾರುತಿ ಹೌಂದೇರಾಯನ ಜನಪದ ನೃತ್ಯ ತಂಡ ರಿಜಿಸ್ಟರ್ಡ್ ಪಾರಂಪಳ್ಳಿ ಸಾಲಿಗ್ರಾಮ, ಈ ತಂಡದಿಂದ ಈಗ ಕೋಲಾಟ ಸಂಧಿ.
1: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ, ಆದಿ ಲಕ್ಷ್ಮೀ ರಮಣ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ.

ಶ್ರೀ ರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ ಆದಿ ಲಕ್ಷ್ಮೀ ರಮಣ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ ಶ್ರೀ ರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ. ಹೌದು, ನಾನೇ ಮಾರ್ರೆ, ಧ್ವನಿ ಒಂಚೂರು ಚೇಂಜ್ ಆಯ್ತಷ್ಟೇ. ನಿಮ್ಮೊಟ್ಟಿಗೆ ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಬಹಳ ವಿಶೇಷವಾಗಿರೋ ಕಾರ್ಯಕ್ರಮ. ನಾವು ಕುಂದಾಪುರದಾರ, ನಮ್ಮನೆ ಅಂಗಳ, ನಮ್ಮನೆ ಜಗಲಿ, ನಮ್ಮನೆ ಚಾವಡಿ, ನಮ್ಮನೆ ಕ್ವಾಣೆ ಎಲ್ಲ ಕ್ಲೀನ್ ಇರ್ ಆಚೆ ಮನೇದು ಹ್ಯಾಂಗ್ ಬೇಕಾರ ಇಲ್ಲಿ ನಾವು ತಕೊಂಬ ಜರಿ ಕೊಟ್ಟಿನ, ನಾವು ತಿಂಬು ತಿಂಡಿದ್ದು ಎಂಥದೇ ವಸ್ತು ಇದ್ರು ಪೇಪರ್ನ ತೆಗ್ದು ಆಚೆ ಬಿಸಾಕಿ ನಾವಿಲ್ಲ ಲಾಯಕ್ ಮಾಡಿ ಕೂಕಂತ. ಬಟ್ ಇಂಪಾರ್ಟೆಂಟ್ ಏನಂದ್ರೆ, ನಾವು ನಮ್ಮದನ್ನ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಎಷ್ಟು ಕ್ಲೀನ್ ಆಗಿ ಇಟ್ಕಂತ, ಅದ್ರ ಬಗ್ಗೆ ಎಷ್ಟು ಜವಾಬ್ದಾರಿಯನ್ನ ತಕ್ಕಂತ, ಇದು ಬಹು ಮುಖ್ಯವಾಗಿರೋದು. ಅದರಲ್ಲೂ ಇವತ್ತಿನ ದಿನದಲ್ಲಿ ಪ್ಲಾಸ್ಟಿಕ್, ಅಯ್ಯೋ ಬ್ಯಾಡ್ದೋ ಬ್ಯಾಡ್ದೋ ಅಂದ್ರು ಮನೆಗೆ ಮತ್ತೆ ಬಂದು ಬೀಳತ್ತ. ಅದನ್ನ ಮ್ಯಾನೇಜ್ ಮಾಡೋದು ಹೆಂಗೆ, ಅದನ್ನ ನಾವ್ ಎಲ್ಲಿ ಹಾಕಬಹುದು, ಯಾರೆಲ್ಲ ಒಟ್ಟಾಗಿ ಮಾಡಬಹುದು, ಇಡೀ ಊರಿನ ಕಸ ಎಷ್ಟಾಪು ಒಂದು ಪ್ಲಾಸ್ಟಿಕ್ ಹೇಳಿ, ಇದೆಲ್ಲದ್ರ ಬಗ್ಗೆ ಒಂದು ಜವಾಬ್ದಾರಿ ತಕೊಂಡು ಮುಂದುವರೆದ ಬಹುಮುಖ್ಯ ಕೆಲಸ ಮಾಡ್ತಿರೋದು. ಇವ್ರು ಮಾಡ್ತಿರೋದು ಇದು ಒಂದೇ ಕೆಲಸ ಅಲ್ಲ, ಸುಮಾರಿತ್ತು ಹತ್ತು ಹಲವು. ಇದ್ರ ಬಗ್ಗೆ ಎಲ್ಲ ಮಾತಾಡ್ಕಂತಾನೆ ನಮ್ಮೊಟ್ಟಿಗಿದ್ರ ಪಂಚವರ್ಣ ಸಂಘಟನೆಯವರು, ಪಂಚವರ್ಣ ಯುವಕ ಮಂಡಲ ರಿಜಿಸ್ಟರ್ಡ್ ಮತ್ತು ಪಂಚವರ್ಣ ಮಹಿಳಾ ಮಂಡಲ ಇವರೆಲ್ಲ ಸೇರ್ಕೊಂಡು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ ಈಗ ನಮ್ಮೊಟ್ಟಿಗಿದ್ರ ಯಾರೆಲ್ಲ ಇದ್ರಂತ ಕೇಂದ್ರ ಮನೋಹರ್ ಪೂಜಾರ ಇವರೀಗಿನ ಅಧ್ಯಕ್ಷರು, ಲಲಿತಾ ಪೂಜಾರಿ ಅವರು ಈಗ ಮಹಿಳಾ ಮಂಡಲದ ಅಧ್ಯಕ್ಷರಾಗಿರೋರು, ಆಮೇಲೆ ನಮ್ಮ ಕಲಾವತಿ ಅಶೋಕ್ ಅವರು ಕಾರ್ಯಾಧ್ಯಕ್ಷರು, ವಸಂತಿ ಉಮೇಶ್ ಅವರು ಕಾರ್ಯದರ್ಶಿಗಳು, ಪುಷ್ಪ ಕೆ ಹಂದಟ್ಟು ಉಪಾಧ್ಯಕ್ಷರು, ಸುಜಾತಾ ಬೈರಿ ಅವರು ಸಂಚಾಲಕರು, ಹಾಗೆ ದಿನೇಶ್ ಆಚಾರ್ ಮಣೂರ್ ಅವರು ಉಪಾಧ್ಯಕ್ಷರು. ಇವರೆಲ್ಲ ನಮ್ಮೊಟ್ಟಿಗೆ ಬಂದು ಕೂಕೊಂಡಿರಿ. ಇನ್ನೂ ಬಾರಿ ಮಂದಿದ್ರ ಪಪ್ಪು ಕಾಯಿಲ್ಲ ಅಷ್ಟೇ, ಯಾಕಂದ್ರೆ ಅವ್ರ ಸಂಘಟನೆಯಲ್ಲಿ ದೊಡ್ಡದಾಗಿ ಎಷ್ಟೋ ಜನ ತುಂಬಾ ಸ್ವ ಆಸಕ್ತಿಯಿಂದ ಸೇರ್ಕೊಂಡು ಈ ಸಮಾಜ ಸೇವೆಯನ್ನ ಮಾಡ್ತಾ ಇದ್ರು. ಅವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸ್ವಾಗತ ಮೇಡಮ್, ನಿಮಗೂ ಕೂಡ ಸ್ವಾಗತ.
0: ಥ್ಯಾಂಕ್ ಯು. ಈಗ ನಮ್ಮ ಮನೋಹರ್ ಪೂಜಾರಕ್ಕ ಹೆಂಗೆ ಮೈಕಿತ್ತ, ಈಗ ನೀವು ಹೇಳಕ್ ಪಂಚವರ್ಣ ಅಂದ್ರೆ ಎಂತ ಅಂತೇಳಿ. ನಾವು ನಾಲ್ಕು ವರ್ಣಗಳನ್ನ ಕೇಳಿತ್, ನಾಲ್ಕು ವೇದಗಳನ್ನ ಕೇಳಿತ್ತ, ಈ ಪಂಚವರ್ಣ ಅಂದ್ರೆ ಎಂತ ಅದ್ರ ಅರ್ಥ?
1: ಪಂಚವರ್ಣ ಅಂದ್ರೆ ಇವಾಗ ನೀವು ನಾಲ್ಕು ವರ್ಣ ನಾಲ್ಕು ವೇದಗಳನ್ನ ಹೇಳಿದ್ರೆ ಅದಕ್ಕೆ ಒಂದು ಅಷ್ಟ ಸೇರಿಸುದು ಈಗ ಪಂಚವರ್ಣ. ಯಾಕಂದ್ರೆ ನಮ್ಮ ಪಂಚವರ್ಣ ಯುವಕ ಮಂಡಲ ಸಾಧಾರಣ 1997 ಇಸ್ವಿ ಹಾಗೆ ಒಂದು ಹುಟ್ಟಾಕೊಂಡದ್ದು. ಓಣಿ ಗೆಳೆಯರಂತ ಒಂದು ಟೀಮ್, ಅದರ ಒಂದು ನಮ್ಮ ಸುರೇಶ್ ಗಾಣಿಗರಂತ ಒಬ್ಬ ಎಲ್ಲ ಸಣ್ಣ ಅವಾಗಲಿ ಒಂದು 20 ವರ್ಷದ ಯುವಕರೆಲ್ಲ ಸೇರಿ ಒಂದು ಓಣಿ ಗೆಳೆಯರಂತ ಒಂದು ಮಾಡ್ಕೊಂಡು ಐದು ಜನ ಸೇರಿ
0: ಕಾಟದ ಬದಿ ಓಣಿ ಗೆಳೆಯರ
1: ಕೋಟದಲ್ಲಿ ಇವತ್ತು ವರುಣ ತೀರ್ಥ ಕೆರೆ ಏನಿದೆಯೋ ಆ ಕೆರೆ ಪಕ್ಕದಲ್ಲಿ ಒಂದು ನಮ್ದು ಒಂದು ಸಂಸ್ಥೆ. ಅಲ್ಲಿ ಏನ್ ಮಾಡ್ದ ಅವ್ರು ಏನ್ ಮಾಡ್ದ ಓಣಿ ಗೆಳೆಯರ ಅಂತ ಇದ್ದದ ಅವಾಗ ಅವರು 97, 94, 95 ಒಂದ್ ಸುಮ್ಮನೆ ಯುವಕ ಮಂಡಲ್ಗಳು 5-6 ಜನ ಹುಡುಗರು ಇದ್ದೀರಿ. ಅವಾಗ ಏನ್ ಮಾಡಿದ್ರು ಇವರು, ಈ ಅವಾಗ ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವ ಇಂತಹ ಕಾರ್ಯಕ್ರಮಗಳು ನಡೀತಿತ್ತು. ಅವಾಗ ಏನ್ ಮಾಡ್ತಾ ಅಂತ ಹೇಳಿದ್ರೆ, ಒಂದು 5 ಜನ ಯುವಕರ ತಂಡ ಸೇರಿಕೆ ಈ ಸುರೇಶ್ ಗಾಣಿಗರಂತ ಒಬ್ಬ ಸಾರಥದಲ್ಲಿ ಒಂದು ಯುವಕ ಮಂಡಲ ಮಾಡುವ ಅಂತ ಯೋಚನೆ ಮಾಡಿದಾಗ ಅವರಿಗೆ ಯೋಚನೆ ಮಾಡಿದ 5 ಜನ ಇದ್ರಲ್ಲ, ಅದಕ್ಕೆ 5 ಜನಕ್ಕೋಸ್ಕರ ನಾವು ಪಂಚವರ್ಣ ಇಡುವಂತ ಯೋಚನೆ ಮಾಡಿ ಅವ್ರು ಆ ಹೆಸರನ್ನಿಟ್ಟದ್ ಪಂಚವರ್ಣಕ್ಕೆ.
0: ಒಳ್ಳೆ ಯೋಚನೆ.
1: 5 ಜನ ಇರಬೇಕೋಸ್ಕರ ಪಂಚವರ್ಣ ಅಂತ ಇಟ್ರು. ಆ ಯುವಕ ಮಂಡಲ ಪ್ರಥಮ ವರ್ಷದಲ್ಲೇ ಒಂದು ನಾವು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ಬೇಕಂತ ಹೊರಟು ಕನ್ನಡ ರಾಜ್ಯೋತ್ಸವವನ್ನ 1997 ಇಸ್ಬೇಲಿ ನಾವು ಶುರು
0: ಮಾಡ್ತೀವಿ.
1: ಇವಾಗ ನಮ್ಮ ಸಂಘಟನೆ ಇವಾಗ 29ನೇ ವರ್ಷ ನಾವು ಸಂಘಟನೆ ಮಾಡಿ. ಇವತ್ತೇನ್ ಪ್ರಸ್ತುತ ನಾನು ಅಧ್ಯಕ್ಷನಾಗಿದ್ರು, ನಾನು ಈ ಸಂಘಟನೆ 28 ವರ್ಷದಿಂದ ಆ ಸಂಘದಲ್ಲಿದ್ದವನು. ಹಿಂದೆ 12 ವರ್ಷ ಒಬ್ಬ ನಾನು ಸೆಕ್ರೆಟರಿ ಆಗಿದ್ದೇನೆ, ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ ಅನುಭವ ನಮ್ದು. ತದನಂತರದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ದಂತ.
0: ನೀವು ಅದಕ್ಕೆ ಸೇರೋದು ನಿಮ್ಗೆ ಎಷ್ಟು ವರ್ಷ?
1: ಎಷ್ಟು ವರ್ಷ ಅಂತ ಹೇಳಿದ್ರೆ ಅವಾಗ ಸಾಧಾರಣ ಒಂದು 20 ವರ್ಷ ಇರಬಹುದೇನು.
0: ಆ ಸಣ್ಣ ಏಜ್ಗೆ ನೀವು ಇಂಥದೊಂದು ಯೋಚನೆ ಇಟ್ಕೊಂಡು ನೀವೆಲ್ಲ ಗಂಡ್ ಮಕ್ಕಳು ಒಟ್ಟಿಗೆ ಸೇರೋದ ಹಾಪ್ಕೂಸ್ ಮಾರ. ಯಾಕಂದ್ರೆ ಬೈಕ್ ಇಟ್ಕೊಂಡು ಬುರ್ರ ಅಂತ ವಾಪದ್ ಬಿಟ್ರೆ ಬೇರೆಂತರು ಮಾಡ್ಕೊನ ತುಡಿತ ಕಡಿಮೆ. ಅಂತದ್ರಲ್ಲಿ ನೀವು ಗಂಡ್ಗಳ 20 ವರ್ಷಕ್ಕೆ ಸಣ್ಣ ವಯಸ್ಸಿಗೆ ಶುರು ಮಾಡಿದ್ರಲ್ಲ ಇಂಥದೊಂದು ಯೋಚನೆ.
1: ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಕೋಟಾ ಪರಿಸರ ವ್ಯಾಪ್ತಿಯಲ್ಲಿ ನಾವೆಲ್ಲ ಬೆಂಗಳೂರಲ್ಲೆಲ್ಲ ಅವಾಗ ಒಂದ್ಸರ್ಮ ಹೋಗಿ ಬಂದ. ಅವಾಗ ಅಲ್ಲಿ ಎಲ್ಲ ಕಡೆ ಗಲ್ಲಿ ಗಲ್ಲಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ನಮ್ಮ ಊರಲ್ಲಿ ಬಂದಲ್ಲಿ ಹಳ್ಳಿ, ನಮ್ಮ ಕೋಟ ಅನ್ನೋದು ಒಂದು ಹಳ್ಳಿ ಪರಿಸರ. ಆವಾಗ ಕೋಟದಲ್ಲಿ ಜಾತ್ರೆ ಆಗ್ತದೆ, ಒಂದು ಅಮೃತೇಶ್ವರಿ ಜಾತ್ರೆ, ಒಂದು ಹಿರೇಮಾಲಿಂಗೇಶ್ವರಿ ಜಾತ್ರೆ. ಅದೆರಡು ಜಾತ್ರೆಯಲ್ಲಿ ಆಗುವಂತ ಕಾರ್ಯಕ್ರಮಗಳನ್ನ ನೋಡಿ ಬೆಳೆದವರು. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಇನ್ನೊಂದು ಅದಕ್ಕೆ ನಾವು ಸೇರಿಸ್ಬೇಕು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡುವಂತ ಉದ್ದೇಶದಿಂದ ಕೋಟದಲ್ಲಿ 3 ಹಬ್ಬ ಆಯ್ತು. ಅವಾಗ ಒಂದು ಅಮೃತೇಶ್ವರಿ ಹಬ್ಬ ಆಯ್ತು, ಒಂದು ಹಿರೇಮಾಲಿಂಗೇಶ್ವರ ರಥೋತ್ಸವ ಆಯ್ತು, ತದನಂತರದಲ್ಲಿ ಇವತ್ತು ನಾವು ರಾಜ್ಯೋತ್ಸವ ಏನು ಮಾಡ್ತಿದ್ದೇವೆ ಅವಾಗ ಹಬ್ಬ ಸುರಿ ಹಬ್ಬ ಟೈಪ್, ಒಂದು ಯಕ್ಷಗಾನ ಮಾಡುವಂಥದ್ದು ಎಲ್ಲೂ ಇಲ್ಲ, ಒಂದು ನಾಟಕ ಮಾಡುವಂಥ ಸಂಘ ಸಂಸ್ಥೆಗಳಲ್ಲಿಲ್ಲ. ಸಂಘ ಸಂಸ್ಥೆಗಳು ಇರ್ಬೋದು, ಸಣ್ಣ ಪುಟ್ಟ ಮೂಲೆಯಲ್ಲಿ ಏನೇನೋ ಮಾಡ್ತಿರ್ಬೋದು. ನಾವು ಸಮಾಜಮುಖಿ ಕೆಲಸ ಮಾಡಬೇಕಂತ ನಮ್ಮ ತುಡಿತದಲ್ಲಿ ಏನೋ ಒಂದು ಸಮಾಜಕ್ಕೆ ನೋಡ್ಬೋದು. ಅವಾಗೆಲ್ಲ ನಾವು ಸಣ್ಣದಾಗಿ ಬೇಕಾದ್ರೆ ಏನೋ ಕೆಲಸ ಮಾಡ್ಬೇಕಂತ ತೋಡ್ ಬದಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು, ತೋಡ್ ಬದಿ ಈ ಗದ್ದಿ ಬದಿ ಏಜಿಗೆ ಒಂದು ಏನೋ ಒಂದು ತುಳಿತಗಳು ನಮ್ಗೆ ಸಮಾಜ ಸೇವೆ ಮಾಡ್ಬೇಕನ್ನೋದು. ಅದೇ ಸಮಾಜ ಸೇವೆ ನಾವು ಏನ್ ಯುವಕ ಮಂಡಲದವರು 5 ಜನ ಹೋಗಿ 10 ಜನ ಇದಾವೆ ಇವತ್ತು, ಸಾಧಾರಣ ಒಂದು 30 ಜನ ಯುವಕರ ಸೇರಿ ಇದಾವೆ. ಅವ್ರೆಲ್ಲರಿಗೂ ಒಂದೇ ಮನಸ್ಸು ಏನಂದ್ರೆ ಸಮಾಜಮುಖಿ ಕೆಲಸಗಳು ಮಾಡ್ಬೇಕು, ಅನಾರೋಗ್ಯ ಪೀಡಿತರೆ ನಾವು ಸಹಾಯ ಮಾಡ್ಬೇಕು. ಅದೇ ರೀತಿಯಲ್ಲಿ ಮಕ್ಕಳಿಗೆ ಎಜುಕೇಶನ್, ಯಾಕಂದ್ರೆ ನಾವು ವಿದ್ಯಾಭ್ಯಾಸ ನಾವೆಲ್ಲ ಕಡಿಮೆ ಮಾಡಿದ್ದೇವೆ. ಇವತ್ತು ನಮ್ಮ ಮನಸ್ಸಿನಲ್ಲಿ ಏನಿದೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಎಜುಕೇಶನ್ ಕೊಡಬೇಕು, ನಮ್ಮ ಮನಸ್ಸಿನಲ್ಲಿದೆ. ನಾವು ಎದುರುಗಡೆ ನೋಡಿದಾಗ ನಮ್ಗಿಂತ ಬಡವರು ಇರ್ತಾರೆ, ಅವ್ರಿಗೆ ಏನಾದ್ರು ಸಹಾಯ ಮಾಡಬೇಕು.
0: ನೀವ್ ಆಗ್ಲಿಕ್ಕೆ ಎಂತ ಜಾಸ್ತಿ ಓದ್ಲ, ಓದ್ಸೋರ್ ಇಲ್ಲ ಅಂತಾನ ಅಥವಾ ನಿಮಗ ಆಸಕ್ತಿ ಇಲ್ಲ?
1: ನಮಗ ಆಸಕ್ತಿ ಅನ್ನೋದ್ರಿಗಿಂತ ಬಡತನ ಹಿಂದೆ ಇದೆ. ನಾವು ಆಸಾಡಿ ಒಟ್ಟು ಅನ್ನೋದೊಂದು ಕಾನ್ಸೆಪ್ಟ್ ಇಡ್ಲಿಕ್ಕೆ ಕಾರಣ ನಮ್ಮ ಹಿಂದಿನ ಬಡತನವನ್ನು ಯೋಚನೆ ಮಾಡ್ತೇವೆ. ಆಸಾಡಿಯಲ್ಲಿ ಏನ್ ಇದೆ, ಆಸಾಡಿ ಹಬ್ಬ ಮಾಡ್ಕೊಂಡು ನಾವು ಇವತ್ತು ಈ ಅಜ್ಜಿ ಸ್ವಾಣಿ ತಿಂಗಳನ್ನು ನೋಡು ಅಂತದಕ್ಕೆಲ್ಲ ನಮ್ಮನೆ ಇಡ್ಲಿಯೋ ದ್ವಾಸಿಯೋ ಇಂಥ ಕಾಯಿ ಇಂಥ ಮಾಡುದು ಅದನ್ನೆಲ್ಲ ನೋಡಿ ಬೆಳೆದವ್ರು ನಾವು ಇವತ್ತು. ಯಾಕಂದ್ರೆ ನಾವು ಒಂದು ಆಸಾಡಿ ಒಟ್ಟು ಅನ್ನೋ ಒಂದು ಕಾರ್ಯಕ್ರಮ ಮಾಡುವ ಉದ್ದೇಶ ಹಿಂದಿನ ನಮ್ಮ ಕಷ್ಟದ ಅನುಭವಗಳು. ನಮಗೆ ಓದ್ಲಿಕ್ಕೆ ಮನಸ್ಸಿಲ್ಲದೆ ಅಲ್ಲ, ಓದ್ಲಿಕ್ಕೆ ಅನಾನುಕೂಲ ಅವಾಗ. ಅದಕ್ಕೆ ಅವಾಗ ನಮ್ಮ ಅರ್ಧ ವಿದ್ಯಾಭ್ಯಾಸವನ್ನು ಕೆಲಸ ಮಾಡಿ ನಾವು ಹೋಟ್ಲ ಮನೆ ಕೆಲಸ ಮಾಡ್ಕೊಂಡಿದ್ದವ್ರು. ಆ ಕೆಲಸ ಮಾಡಿ ನೋಡಿದ್ರು ಇವತ್ತೇನೋ ನಾವು ದೊಡ್ಡ ವ್ಯಕ್ತಿಗಳಾಗಬೇಕಂದ್ರೆ ಅಲ್ಲ, ಸಮಾಜದಲ್ಲಿ ನಮ್ಗಿಂತ ಸ್ವಲ್ಪ ಕೆಳಗೆ ಇರುವವರಿಗೆ ನಾವು ಸಹಾಯ ಮಾಡ್ಬೇಕನ್ನೋ ನಮ್ಮ ಒಂದು ಯುವಕರ ಮನಸ್ಸು. ಆ ಸಂಘಟನೆ ನಾವು ಬರ್ತಾ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇತ್ತು. ತದನಂತರದಲ್ಲಿ ಬರೇ ರಾಜ್ಯೋತ್ಸವ ಮಾಡಿದ್ರೆ ಆಗುದಿಲ್ಲ ಅಂತ ಹೇಳಿ ಆಗಸ್ಟ್ 15ಕ್ಕೆ ಧ್ವಜಸ್ತಂಭ ಎಲ್ಲ ಕಟ್ಟಿ ಫ್ಲಾಗ್ ಹೋಸ್ಟಿಂಗ್ ಅಂದ್ರೆ ಧ್ವಜಾರೋಹಣ ಮಾಡ ಶುರು ಮಾಡ್ತದೆ. ಅದು ಯೋಚನೆ ಮಾಡ್ತದೆ ಒಂದ್ ವರ್ಷ ನಾವು ಯುವಕರದ ಒಂದು ಸಣ್ಣ ಸಣ್ಣ ಮನಸ್ಸು.
0: ಅಲ್ಲ, ಅದು ನೀವು ಕನ್ನಡ ರಾಜ್ಯೋತ್ಸವ ಅಂತ ಮಾಡ್ಕೊರ್ಟದ್ದು?
1: ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಂದ್ರೆ ನಮ್ಮಲ್ಲಿ ಕನ್ನಡ ಉಳಿಬೇಕಂದೇಳಿ, ಅದಕ್ಕೂ ಒಂದು ಕಾರಣ ಇದೆ. ಇವತ್ತೆಲ್ಲ ಇಂಗ್ಲಿಷ್ ಮೀಡಿಯಂ ನಡೀತಾ ಇದೆ, ಕನ್ನಡ ಎಲ್ಲಿ ನೋಡಿದ್ರೆ. ಅವಾಗ ನಾವೆಲ್ಲ ಬೆಂಗಳೂರಲ್ಲೆಲ್ಲ ಕೆಲಸ ಮಾಡಿ ಬಂದವರು, ನಮ್ಮಲ್ಲಿ ಕೆಲವರೆಲ್ಲ ಬೆಂಗಳೂರಲ್ಲ ಇದ್ದು ಬಂದ, ಅವಾಗೆಲ್ಲ ನಮ್ಗೆ ಯಾವುದೇ ಭಾಷೆ ಬಗ್ಗೆ ದ್ವೇಷ ಇಲ್ಲ, ಬೇಜಾರಿಲ್ಲ, ಎಲ್ಲಾ ಭಾಷೆಯನ್ನು ಗೌರವಿಸ್ತೇವೆ, ನಮ್ಮ ಭಾಷೆಯನ್ನು ಜಾಸ್ತಿ ಪ್ರೀತಿಸ್ತೇವೆ ಗೌರವ ಜೊತೆಯಲ್ಲಿ. ಏನ್ ಮಾಡ್ತೇವೆ ನಾವು ಇಂಗ್ಲಿಷ್ ಅನ್ನ ನಾವು ದ್ವೇಷಗಳಲ್ಲ, ನಾವು ಈ ರಾಜ್ಯೋತ್ಸವದಲ್ಲಿ ಕನ್ನಡವನ್ನು ಎಲ್ಲಾ ಕಡೆ ಹರಡಬೇಕು ಅನ್ನೋದು ನಮ್ಮ ಉದ್ದೇಶ. ಅವಾಗೆಲ್ಲ ಈ ಕನ್ನಡದವ್ರ ಮೇಲೆ ದಬ್ಬಳಿಕೆ ಆಗ್ತಾ ಇತ್ತು, ತಮಿಳವರಿಂದ ಅಲ್ಲಿ ನಮ್ಮ ಬೆಳಗಾವಿಯಲ್ಲಿ ಈ ಮರಾಠಿಗಳಿಂದ ಎಲ್ಲ ಸ್ವಲ್ಪ ದಬ್ಬಳಿಕೆ ಆಗ್ತಿತ್ತು ಆ ಕಾಲದಲ್ಲಿ 25-30 ವರ್ಷ ಕೆಳಗಡೆ ಎಲ್ಲ. ಅದೆಲ್ಲ ನೋಡಿದ್ರೆ ನಮ್ಮ ಕನ್ನಡವನ್ನು ಬೆಳೆಸಬೇಕು ಅನ್ನೋ ನಮ್ಮ ಉದ್ದೇಶ ಇದ್ದಿತ್ತು. ಆ ಉದ್ದೇಶದಲ್ಲೇ ನಮ್ಮ ಮಕ್ಕಳನ್ನು ಕನ್ನಡ ಮೀಡಿಯಂಗೆ ಸೇರಿಸಬೇಕಂತ ಕನ್ನಡ ಮೀಡಿಯಂಗೆ ಸೇರಿಸಿದ ವ್ಯಕ್ತಿ ನಾವು ಅನ್ನೋ ನನ್ನ ಮನಸ್ಸಿನಲ್ಲಿರು. ಆವಾಗಲೇ ನಾವು ಓಡಾಡೋ ಗಾಡಿಯಲ್ಲಿ ಪಂಚವರ್ಣ ಯುವಕ ಮಂಡಲ ಅಂತ ಹೆಸರು ಹಾಕೊಂಡು ಓಡಾಡೋದಂತ ವ್ಯಕ್ತಿಗಳು ನಾವು ಆ ಕಾಲದಲ್ಲೇ. ನಮ್ದು ವಿಶೇಷ ಒಂದಿತ್ತು, ಒಂದು 25 ವರ್ಷದ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪ್ ಮಾಡಿದ್ರು ವೀರಪ್ಪನ್ ಹಿಂದೆ. ಆವಾಗ ಏನಾಯ್ತಂದ್ರೆ ಬೆಂಗಳೂರಲ್ಲಿ ಗಲಾಟೆ ನೋಡಿದ್ರೆ ಅದೆಲ್ಲ ಆಗ್ತಾ ಇತ್ತು, ಆದ್ರೆ ಶಾಂತವಾಗಿ ನಮ್ಮ ಸಂಘಟನೆಯಿಂದ ಆವಾಗಲೇ ನಾವು ಪ್ರತಿಭಟನೆ ಮಾಡಿದ್ದೇವೆ ರಾಜ್ಕುಮಾರ್ ಬಗ್ಗೆ, ಕನ್ನಡದ ಬಗ್ಗೆ ಪ್ರೀತಿಯಿಂದ. ಆವಾಗಲೇ ಅಂದ್ರೆ ನಮ್ಮ ಜನಗಳಿಗೆ ಮನಸ್ಸಿಗೆ ಹತ್ತಿರ ಆತ ಬಂತು. ಪಂಚವರ್ಣ ಯುವಕ ಮಂಡಲ ಅಂದ್ರೆ ನಾವು ಇವತ್ತಲ್ಲಿ ಉಡುಪಿ ಜಿಲ್ಲೆ ಹೋದಾಗ ನಾವೊಂದ್ ಕಡೆ ಹೋಗಿದೆ, ನೀವು ಪಂಚವರ್ಣದಲ್ಲ ಕೇಳ್ತಾರೆ, ಅದೊಂದು ನಮ್ ಖುಷಿ. ಉಡುಪಿಯಲ್ಲಿ ಯಾವ್ದೊಂದ್ ಮೂಲೆ ಹೋದಾಗ ನೀವು ಪಂಚವರ್ಣದಲ್ಲ, ಆತರ ಒಂದು ಗುರುತಿಸುವ ಒಂದು ಸಂಘಟನೆಯಾಗಿ ಬೆಳೆದಿದೆ ನಮ್ಮ ಸಂಘಟನೆ. ಯಾಕಂದ್ರೆ ಸಂಘಟನೆ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಒಂದು ನಾವೊಂದು 2-3 ಜನ ವ್ಯಕ್ತಿಗಳನ್ನ ಹೆಸರು ಹೇಳ್ಬೇಕಾಗತ್ತೆ. ನಮ್ಮ ಸಂಘದಲ್ಲಿರುವವರು ನಮ್ಮಲ್ಲಿ ಒಬ್ರು ಹುಟ್ಟು ಹಾಕಿದ ಒಬ್ಬ ಸ್ಥಾಪಕ ದೇಶದ ಸೇವದಿ ಸುರೇಶ್ ಗಾಣಿಗರ್ ಅಂತ. ಆ ವ್ಯಕ್ತಿ ನಮ್ಮ ಸಂಸ್ಥೆ ನನ್ನ ಸಂಸ್ಥೆ ನಾನು ಹುಟ್ಟು ಹಾಕಿದ ಸಂಸ್ಥೆ ಅನ್ನೋದು ಅದಕ್ಕೊರು ಪ್ರೀತಿ. ಅದೇ ರೀತಿಯಲ್ಲಿ ನಾನು ಮತ್ತೆ ನಮ್ಮ ನಮ್ಮ ಆತ್ಮೀಯ ಸ್ನೇಹಿತ ರವೀಂದ್ರ ಇವತ್ತೇನು ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದ, ಆ ವ್ಯಕ್ತಿ ನಾವು ಒಟ್ಟಿಗೆ ಮೊದಲು ಜೊತೆಯಲ್ಲಿದ್ದವರು. ಅವನಿಗೆ ಒಂದು ತುಡಿತ, ನಾವೇನೋ ಸಮಾಜಮುಖಿ ಕೆಲಸ ಮಾಡಬೇಕು, ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡಬೇಕು, ಅನಾರೋಗ್ಯ ಪೀಡಿತರಿಗೆ ಒಂದೊಂದು ಕನಸು ನಮ್ದು, ನಾವು ಕೂತ್ಕೊಂಡು ಮಾತಾಡಿದಾಗ ಅದನ್ನ ನಾವು ಕಾರ್ಯಗತ ತರಬೇಕು ಅನ್ನೋದು ನಾವು ಸಂಘಟನೆಯವರೆಲ್ಲ ಸೇರಿ ಚರ್ಚಿಸಿ ಇವತ್ತು ಏನಂತ ಹೇಳಿದ್ರೆ, ಸಾಧಾರಣವಾಗಿ ನಮ್ದು 308 ವಾರ ಆಗಿದೆ. 310 ವಾರದಿಂದ ನಾವು ಪ್ರತಿಯೊಂದು ರಾಷ್ಟ್ರೀಯ ಹೆದ್ದಾರಿರ್ಬಹುದು, ಬೀಚ್ಗಳಿರ್ಬಹುದು, ದೇವಸ್ಥಾನಗಳಿರ್ಬಹುದು, ಆ ಕಡೆಗಳೆಲ್ಲ ಸ್ವಚ್ಛತೆ. ಅಲ್ಲಿ ನಾವು ಒಂದು ಕಡೆ ಕ್ಲೀನ್ ಮಾಡೋಕೆ ಹೋದಾಗ ಒಂದು ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ ಕ್ಲೀನ್ ಮಾಡಿದಾಗ 2 ಗಂಟೆಯಲ್ಲಿ ಸಾಧಾರಣ 30-40 ಚೀಲ ಪ್ಲಾಸ್ಟಿಕ್ ಸಿಗ್ತವೆ. ಆ ಪ್ಲಾಸ್ಟಿಕ್ ನಾವು ಹೆಕ್ಕಿಟ್ಟದ್ ಏನ್ ಮಾಡ್ಬೇಕು ಅದನ್ನ, ಅದೊಂದು ನಮಗೆ
0: ದೊಡ್ಡ
1: ಸಮಸ್ಯೆ. ಅದಕ್ಕೆ ನಮ್ಗೆ ಏನ್ ಮಾಡ್ತಂದ್ರೆ ಗ್ರಾಮ ಪಂಚಾಯತಿಗಳಲ್ಲಿ SLRM ಘಟಕದವರೆಲ್ಲ ನಾವು ಅವ್ರ ಹತ್ರ ಸಹಾಯ ಕೇಳಿ ಆ ಚೀಲವನ್ನು ಅವ್ರಿಗೆ ಹಸ್ತಾಂತರ ಮಾಡ್ತೈತಿ. ಯಾಕಂದ್ರೆ ಒಮ್ಮೆ ಒಂದ್ 2 ಸಲ ಬೀಚ್ ಕ್ಲೀನಿಂಗ್ ಹೋದಾಗ ಬೀಚ್ ಅಲ್ಲಿ ನಮ್ಗೆ ಒಂದು ಭಾರಿ ಬೇಸರ ಸಂಗತಿ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಜೊತೆಯಲ್ಲಿ ಬರೀ ಬಿಯರ್ ಬಾಟ್ಲಿಗಳು ಒಂದು ಕಡೆ ಕ್ಲೀನ್ ಮಾಡಿದಾಗ ಒಂದು ಭಾನುವಾರ ನಮಗೆ ಹೆಚ್ಚು ಕಡಿಮೆ 10 ಚೀಲ ಬಿಯರ್ ಬಾಟ್ಲಿಗಳು, 20-25 ಚೀಲ ಪ್ಲಾಸ್ಟಿಕ್ ಜೊತೆಯಲ್ಲಿ ಈ ಎಣ್ಣೆ ಪ್ಯಾಕೆಟ್ಗಳು ಬರ್ತವೆ, ಆ ಪ್ಯಾಕೆಟ್ಗಳು ಹಾಕಿದ್ದಾರೆ. ಯಾಕಂದ್ರೆ ಜನಗಳ ವಿಕೃತ ಮನಸ್ಸನ್ನು ಏನು ಹೇಳಿದ್ರೆ, ಕುಡಿದವರು ಆ ಬಾಟ್ಲ್ ಹಿಡ್ಕೊಂಡು ಹೋಗ್ಬೋದು, ಇರಲಿ ಸಮುದ್ರ ಸೈಡ್ ಕುಡಿದಾರೆ, ಅದನ್ನಲ್ಲೇ ಒಡೆದಾಕಿ ಹೋಗ್ತಾರೆ ಕಲ್ಲಲ್ಲಿ, ಆ ಕಲ್ಲು ಸಂದಿಯಲ್ಲಿ ಇಡ್ತಾರೆ, ಮತ್ತೆ ಜರಿ ಕೊಟ್ಟಿ ಕಟ್ಟಿ ಅಲ್ಲಿ ಇಟ್ಟು ದೊಡ್ಡ ವಿಪರ್ಯಾಸ. ಮತ್ತೆ ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂದ್ರೆ, ಸಮುದ್ರ ಸೈಡ್ ಅವ್ರು ಇರ್ಬೋದು ಇಲ್ಲ ಪೇಟೆ ಅವ್ರು ಇರ್ಬೋದು, ಬೀಚ್ ನೋಡ್ಲಿಕ್ಕೆ ಹೋಗಿ ಬೀಚ್ ಬದಲಿ ಕಸಾಕಿ ಬಿಸಾಕಿ ಬರ್ತಾರೆ. ಸಂಜೆ ಬೀಚ್ ನೋಡಕ್ ಹೋಗುದು ಕಸನೆಲ್ಲ ಇಟ್ಟು ಬರ್ತಾರೆ ಅಂತದ್ನೆಲ್ಲ ತುಂಬಾ ಕಡೆ ನಾವು ನೋಡಿದ್ದೇವೆ. ಯಾಕಂತ ಹೇಳಿದ್ರೆ, ನಾವು ಇದುವರೆಗೂ ಸಾಸ್ತಾನ ರಾಷ್ಟ್ರೀಯ ಹೆದ್ದಾರಿಯಿಂದ ತೆಕ್ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯವರೆಗೂ ಸಹಸ್ರ ಬಾರಿ ಕ್ಲೀನ್ ಮಾಡಿದ್ದೇವೆ ಪ್ರತಿ ಭಾನುವಾರ. ಯಾಕಂದ್ರೆ ನಾವು ಮಣೂರು ಭಾಗದಲ್ಲಿ ಜಾಸ್ತಿ ಕ್ಲೀನ್ ಮಾಡಿದ್ದೇವೆ. ಈ ವಾರ ಕ್ಲೀನ್ ಮಾಡಿದ್ರೆ ಬರುವ ವಾರ ನೋಡಬೇಕಾದ್ರೆ ಅಷ್ಟೇ ಕಸ ಹಾಕಿರ್ತಾರೆ. ಅದು ಯಾರು ಅವಿದ್ಯಾವಂತರಲ್ಲ, ನಮಗೇನು ಒಂದು ಬೇಸರ ಸಂಗತಿ ಅಂದ್ರೆ ವಿದ್ಯಾವಂತರೇ ಜಾಸ್ತಿ, ಅದರಲ್ಲಿ ಸರ್ಕಾರಿ ನೌಕರರು ಜಾಸ್ತಿ ಇರ್ತಾರೆ. ಯಾಕಂದ್ರೆ ಅದರಲ್ಲಿ ನಾವು ಕೆಲವೆಲ್ಲ ಅವ್ರಿಗೆ ಬಂದಿರುವ ಪಾರ್ಸೆಲ್ ಅಡ್ರೆಸ್ ಬುಕ್ ನೋಡಿದಾಗ ಅವರಿಗೂ ನಾವು ತುಂಬಾ ಸಲ ವಾರ್ನಿಂಗ್ ಮಾಡಿದ್ದೇವೆ. ಮತ್ತು ತುಂಬಾ ಜನ ಏನ್ ಮಾಡ್ತಾರೆ, ಹೊಳೆಗೆ ಕಸ ಬಿಸಾಕ್ತಾರೆ. ಯಾಕಂದ್ರೆ ನಾವು ಹಿಂದೆ ಸಣ್ಣವರು ಇರ್ಬೇಕಾದ್ರೆ ನಮ್ಮಲ್ಲಿರೋ ಕಸ ಏನ್ ಮಾಡ್ತಾರೆ ಹೇಳಿ ಸಣ್ಣ ಬುದ್ಧಿಯಲ್ಲಿ ನಾವು ತೋಡಿ ಬಿಸಾಕದ ನೆನಪಿದೆ ನಮ್ಗೆ. ಯಾಕಂದ್ರೆ ಮನೆ ಹತ್ತಿರ ತೋಡಿತ್ತು ಕಸ, ನಮ್ಮನೆ ಕ್ಲೀನ್ ಆಗ್ತಾನೆ ಹೇಳಿ ತೋಡಿ ಬಿಸಾಕತ್, ಆ ತೋಡಿ ಬಿಸಾಕದ ಕಸ ಎಲ್ಲಿ ಹೊತ್ತು ಹೊಳೆ ಬದಗಿದ್ ಗೆದ್ದಿ ನಮ್ ಗೆದ್ದಿಗೆ ಬಪ್ಪದ್ ಅದನ್ನ ನಾವು ಯೋಚನೆ ಮಾಡ್ಕೊಡುದಿಲ್ಲ. ಯಾಕಂದ್ರೆ ಜನ ಇವತ್ತು ಏನ್ ಮಾಡ್ಬೇಕಂತ ಹೇಳಿದ್ರೆ, ಪ್ಲಾಸ್ಟಿಕ್ ಅನ್ನ ನಮ್ಮ ಹತ್ರ ಮುಕ್ತ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ಲಾಸ್ಟಿಕ್ ಅನ್ನ ಆದಷ್ಟು ಸ್ವಲ್ಪ ಕಡಿಮೆ ಆದ್ರೂ ಬಳಸಿ. ಯಾಕಂದ್ರೆ ಇವತ್ತು ಮನೆ ಮೊದ್ಲು ನಾವು ನಮ್ಮ ಒಂದು 25 ವರ್ಷ ಹಿಂದಿನ ಹೋಗ್ಬೇಕಾದ್ರೆ ಅಂಗಡಿಯಲ್ಲಿ ಚಾವಡಿ ಸಕ್ಕರೆ ಉಪ್ಪು ಹುಳಿ ಮೆಣಸೆಲ್ಲ ಪೇಪರ್ ಸುತ್ತಿ ಕೊಡು, ಈ ಹುಳಿ ಪ್ಯಾಕೆಟ್ ಆಗ ಬರೀ ಹೆಕ್ಕಿ ತೆಗೆದ್ರು ಬರೀ ಪೇಪರ್ ಬರ್ತಿತ್ತು. ಇವತ್ ಐಟಮ್ ತಗೊಂಡ್ರೆ 50 ಜರಿ ಕೊಟ್ಟಿ ಬರ್ತ, 50 ಐಟಮ್ ಒಂದು ದಡ್ಡ ಜರಿ ಕೊಟ್ಟಿ ಹಾಕಿ ಕೊಡುದು, 51 ಜರಿ ಕೊಟ್ಟಿ ಮನೆ ತಗೊಂಡ್ ಆ ಜರಿ ಕೊಟ್ಟಿ ಅಂತ ಮಾಡತ್ತ ಎಲ್ಲ ಹೆಕ್ಕಿ ಬಿಸಾಕು. ಅದಕ್ಕೆ ಸಾರ್ವಜನಿಕರ ನನ್ನದು ವಿನಂತಿ, ನನ್ನ ಸ್ವಂತ ವಿನಂತಿ ಅಲ್ಲ, ನಮ್ಮ ಪಂಚವರ್ಣ ಸಂಘಟನೆಯಿಂದ ನಾವು ವಿನಂತಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಆದಷ್ಟು ಪ್ಲಾಸ್ಟಿಕ್ ಅನ್ನು ಅವಾಯ್ಡ್ ಮಾಡಿ. ಪ್ಲಾಸ್ಟಿಕ್ ಇಲ್ಲದೆ ಜೀವನ ಆಗುದಿಲ್ಲ. ಯಾಕಂದ್ರೆ ಎಲ್ಲ ಗೊತ್ತಿತ್ತು, ಯಾಕಂದ್ರೆ ನಾವು ಒಬ್ಬ ರೈತನಿಗೆ ಪ್ಲಾಸ್ಟಿಕ್ ಅವಶ್ಯಕತೆ ಇರ್ತಾಗ ಭತ್ತ ಮುಚ್ಚಕು, ನೆಲಗಡಲೆ ಮುಚ್ಚಕು, ಹೆಸರು ಮುಚ್ಚಕು, ಅವಡಿ ಮುಚ್ಚಕು. ಯಾಕಂದ್ರೆ ಅವ ಸುರಕ್ಷಿತವಾಗಿಡ್ಬೇಕಾದ್ರೆ ಪ್ಲಾಸ್ಟಿಕ್ ಬೇಕಾಗತ್ತೆ. ಅನಾವಶ್ಯಕಗಳನ್ನ ಮಾಡಬೇಡಿ ಅನ್ನೋದು ನಮ್ದೊಂದು ಸಲಹೆ ಅವರಿಗೆ. ಮತ್ತೆ ಇದುವರೆಗೂ ನಮ್ಮ ಪಂಚವರ್ಣ ಸಂಘಟನೆಗೆ, ನಮ್ಮ ಕೋಟ ವ್ಯಾಪ್ತಿ ಇರ್ಬೋದು, ಸಾಲಿರಾಮ ಸಾಸ್ತಾನದವರೆಲ್ಲ ತುಂಬಾ ನಮಗೆ ಸಹಾಯ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಪಂಚವರ್ಣ ಸಂಘಟನೆಯವರು ಕಸವನ್ನು ಬಿಸಾಕಿದ್ರೆ, ಸಾರ್ವಜನಿಕ ಬಿಸಾಕಿದ್ರೆ ಸಂಘಟನೆ ಹೆಕ್ತಾರೆ. ನಮ್ಮ ಹತ್ರ ತುಂಬಾ ಜನ ಹೇಳ್ತಿದ್ರು, ನಿಮ್ಗೆಂತ ಬೇರೆ ಕೆಲಸ ಇಲ್ಲ ಮಾರ, ಇವತ್ತು ನೀವು ಹೆಕ್ಕಿಯವ್ರು ನಾಳೆ ಬಿಸಾಕ್ತಾರ ಅಂತ ಹೇಳುದು ಯಾರ ಈ ಬಿಸಾಕ್ದಾರೆ ಹೇಳುದು. ಆದ್ರೆ ಅವರಿಗೂ ಸ್ವಲ್ಪ ಅರ್ಥ ಆಗ್ಬೇಕು. ಇವತ್ತು ನಮ್ಮ ನಾವು ತುಂಬಾ ಕಡೆ ಹೋಲಿಸಿದಾಗ ಕೋಟ ಪರಿಸರ ಸ್ವಚ್ಛತೆ ಇದೆ ಅನ್ನೋದು ನಮ್ದೊಂದು ಇದೆ. ಯಾಕಂದ್ರೆ ಇವತ್ತು ಕೋಟದಾಟ ಪಂಚಾಯತ್ ಎರಡ್ ಸಲ ಕ್ಲೀನ್ ಪಂಚಾಯತ್ ಅನ್ನೋದಕ್ಕಿಂತ ಪ್ರಶಸ್ತಿ ಬಂದಿದೆ. ಆದ್ರೆ ಅದರದ್ದು 50% ನಮ್ಮ ಸಲ್ಬೇಕು ಅದ್ರದ ಒಂದು ಗೌರವ. ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಹೆಚ್ಚು ಕಡಿಮೆ ಕ್ಲೀನ್ ಮಾಡೋದು ನಾವು ನಮ್ಮ ಸಂಘಟನೆ. ಇವತ್ತು ನೀವು ಎಲ್ಲೇ ಕೇಳಿ ಹೆಚ್ಚು ಕಡಿಮೆ ಕುಂದಾಪುರ ಉಡುಪಿ ಮಂಗಳೂರವರೆಗೂ ನಮ್ಮ ಪಂಚವರ್ಣ ಸಂಘಟನೆ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿತ್ತು. ಯಾಕಂದ್ರೆ ಮೊನ್ನೆ ಒಬ್ರು ಹೇಳ್ರು, ನೀವೆಂತ ಮಾರ ವಾರ ವಾರ ಕಸ ಹೆಕ್ಕುವುದು, ಅವ್ರು ಬಂದು ವಾರ ವಾರ ಕಸ ಹಾಕುದು ಅಂತ ಹೇಳಿ. ಅದಕ್ಕೆ ಕಸ ಹೆಕ್ಕುವ ಕೈ ಎಲ್ಲಿಯವರಿಗೆ ಕಸ ಹಾಕ್ತಾನೆ ಇರುತ್ತೋ ಆ ಕಸ ನಾವು ಅಲ್ಲಿಯವ್ರಿಗೆ ಹೆಕ್ತಾನೆ ಇರುತ್ತೆ. ಅದೊಂದು ನಾವು ಚಾಲೆಂಜ್ ಮಾಡಿ ಇಟ್ಟಿದ್ವಿ. ಯಾಕಂದ್ರೆ ಅವ್ರು ಕಸ ಹಾಕ್ತಾನೆ ಇರ್ಲಿ, ನಾವು ಹೆಕ್ತಾನೆ ಇರ್ಲಿ, ಯಾಕೆ ಅವ್ರಿಗೆ ಬೇಜಾರ ಕಸ ಹಾಕುವವರಿಗೆ. ಅದು ಸಾರ್ವಜನಿಕರ ನಂದೊಂದು ವಿನಂತಿ ಅಂತ ಹೇಳಿದ್ರೆ, ನಿಮ್ಮ ನಿಮ್ಮ ಕಸವನ್ನು ಇವತ್ತು ತಕೊಂಡು ಹೋಗ್ಲಿಕ್ಕೆ ಮನೆ ಬಾಗಿಲಿಗೆ ಪಂಚಾಯತಿಯವರು ಪುರಸಭೆಯವರು ಬರ್ತಾರೆ, ದಯವಿಟ್ಟು ಅವ್ರ ಕಡೆ ಅವರಿಗೆ ಕೊಡಿ, ಹಸಿ ಕಸವನ್ನು ಮನೆ ಹತ್ರ ಏನೋ ವಿಲೇವಾರಿ ಮಾಡಿಕೊಳ್ಳಿ ಅಂತ ನನ್ನ ಮನವಿ, ನಮ್ಮ ಸಂಘಟನೆಯಿಂದ ಮನವಿ, ಪಂಚವರ್ಣ ಯುವಕ ಮಂಡಲದ ಒಂದು ಮನವಿ ಆಗಿರುತ್ತೆ. ಮತ್ತೆ ನಾವು ಪಂಚವರ್ಣ ಯುವಕ ಮಂಡಲದವರ ಬಗ್ಗೆ ಹೇಳ್ತೇ ಹೋದ್ರೆ ತುಂಬಾ ಇದೆ. ಯಾಕಂದ್ರೆ ನಾನು ಅಧ್ಯಕ್ಷರಾಗಿ ಮಾತಾಡೋದಕ್ಕಿಂತ ನಮ್ಮ ಜೊತೆಯಲ್ಲಿ ನಮಗೆ ಸಾಥ್ ಕೊಟ್ಟಂತ ನಮ್ಮ ಸದಸ್ಯ ಇರ್ಬೋದು, ನಮ್ಮ ಮಹಿಳಾ ಸಂಘಟನೆ ಇರ್ಬೋದು, ನಮ್ಮ ಮಹಿಳಾ ಸಂಘಟನೆ ಇರೋದು ಒಂದು ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಸಂಘಕ್ಕೆ 25 ವರ್ಷ ಆಯ್ತು, 25 ವರ್ಷ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತು ನಾವು ಪ್ಲಾಸ್ಟಿಕ್ ಹೆಕ್ಕು ಶುರು ಮಾಡಿ ಸಾಧಾರಣ 8-10 ವರ್ಷ ಆಗಿದೆ ನಮ್ಮ ಹೆಕ್ಕು ಕಸ ಹೆಕ್ಕು ಶುರು ಮಾಡಿ. ಮೊದಲೇ ಈ ಸಣ್ಣ ಮಗು ಇದ್ದಾಗ ಯಾವ್ದು ಕೆಲಸ ಮಾಡೋ ಅಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡೋದಲ್ಲ, ನಾವು ಬೆಳೀತಾ ಬೆಳೀತಾನೆ ಒಂದೊಂದು ಯೋಜನೆಗಳನ್ನ ಹಾಕ್ತಾ ಬಂದ್ರೆ. ಅದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಇರ್ಬೋದು, ಗಿಡ ನೆಡುವುದಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕೊಂಡ್ರೆ, ಅದ್ರ ಜೊತೆಲಿ 25 ವರ್ಷ ಆಗಿ 25 ವರ್ಷದಲ್ಲಿ 2 ದಿವಸ ಕಾರ್ಯಕ್ರಮ ಮಾಡ್ಬೇಕು ಅನ್ನೋದು ನಮ್ದು 24ನೇ ವರ್ಷ ಯೋಚನೆ ಮಾಡ. ಅವಾಗ ಅದರಲ್ಲಿ ಏನಾದ್ರು ಒಂದು ಸಮಾಜಮುಖಿ ಏನೋ ಕೆಲಸ ಮಾಡ್ಬೇಕಂದ್ರೆ ಒಂದು ಮಹಿಳಾ ಸಂಘಟನೆ ಮಾಡುವ ಅನ್ನೋ ನಮ್ದೊಂದು ಬಯಕೆ ಹೆಬ್ಬಯಕೆ ಆಗಿತ್ತು. ತದನಂತರದ ಆವಾಗ ಯೋಚನೆ ಮಾಡಿದಾಗ ನಮಗೆ ನಮ್ಮಲ್ಲೊಬ್ರು ಕಲಾವತಿ ಅಶೋಕ ಅಂತ ನಮ್ಮಲ್ಲಿ ಒಬ್ಬ ಆಕ್ಟಿವ್ ಆಗಿರೋ ಒಬ್ಬ ಲೇಡಿ ಇದ್ದಿದ್ದಾರೆ, ಅವ್ರನ್ನ ಹೋಗಿ ಮಾತಾಡಿಸ್ತ, ಮೇಡಮ್ ನಮ್ಮ ಸಂಘದಿಂದ ಈ ರೀತಿ ಮಾಡ್ಬೇಕಂತ ನಮ್ಮ ಅನಿಸಿಕೆ ಇತ್ತಂದಾಗ ಅವರು, ನಿಮ್ಮ ಸಂಘಕ್ಕೆ ನಾನು ಯಾವತ್ತೇ ಬರಬೇಕಂತ ಎಣಿಸ್ಕೊಂಡಿದ್ದೆ, ಅದ್ ನಿಮ್ ಸಂಘ ನೀವು ಕೇಳಿದ್ರಲ್ಲ ನಾವು ಬರ್ತೇವೆ ಅಂತ ಅವರೇ ಒಂದಿಷ್ಟು ಜನ ಮಹಿಳೆಯರ ಟೀಮ್.
2: ಮಹಿಳಾ ಸಂಘಟನೆ ಇದ್ದಿತ್ತ?
1: ಬೇರೆ ಸಂಘಟನೆ ಏನಿದ್ದಿಲ್ಲ ಅವ್ರದ್ದು, ಅವರು ಆಕ್ಟಿವ್ ಆಗಿದ್ರು ನಮ್ ಜೊತೆಲ್ಲ. ನಾವು ಸಂಘದವರೇ ಅಂದ್ರೆ ಮಹಿಳಾ ಸಂಘಟನೆ ಇವತ್ತು ಯಾವುದೇ ರೀತಿಯಲ್ಲಿ ನಾವು ಯುವಕ ಮಂಡಲವರು ಒಟ್ಟಿಗಿದ್ರು, ನಮ್ಮ ಏನ್ ನಮ್ಮ ಮನೆಯಲ್ಲಿದ್ದೇವೆ ಅಕ್ಕ ತಂಗಿ ಅಣ್ಣ ತಮ್ಮನು ಮನೋಭಾವನೆಯಿಂದ ನಾವು ಇದ್ದವ್ರು ಇಲ್ಲಿವರೆಗೂ. ಯಾಕಂದ್ರೆ ಇವತ್ತೇ ಒಂದು ಸಣ್ಣ ರಿಮಾರ್ಕ್ ಅಲ್ಲಿ ನಾವು ಅವಕಾಶಗಳೇ ಕೊಡ್ಲಿಲ್ಲ. ಯಾಕಂದ್ರೆ ನಮ್ಮ ಜೊತೆಲಿ ಇವರೆಲ್ಲ ಅಕ್ಕ ತಂಗಿದಿಗಳಂತ ನಾವು ತಿಳ್ಕೊಂಡು ಬಂದವರು, ಅವರು ಅಷ್ಟೇ ಅಣ್ಣ ತಂಬಿಕಳಂತ ತಿಳ್ಕೊಂಡು ಬಂದವರು. ಆ ರೀತಿ ವ್ಯಕ್ತಿತ್ವ ಇರುವಂತ ನಮ್ಮದೊಂದು ಸಂಘಟನೆ. ಅವರು ಕಲಾವತಿ ಅಶೋಕರು ಒಂದು 25ನೇ ವರ್ಷಕ್ಕೆ ಅಧ್ಯಕ್ಷರಾದ್ರು, ಮಹಿಳಾ ಸಂಘಟನೆ ಅವರೇ ರೆಡಿ ಮಾಡಿದ್ರು. ಆ ಮಹಿಳಾ ಸಂಘಟನೆ ಜೊತೆ ಏನಾರು ಯುವಕ ಮಂಡಲ ಜೊತೆ ಏನಾದ್ರು ಯೋಜನೆ ಮಾಡ್ಬೇಕಂದೇಳಿ ಅವ್ರು ಯೋಜನೆಗಳ ಹಾಕೊಂಡು ಮಾತಾಡಿದ್ರು. ಆ ಮಹಿಳಾ ಸಂಘಟನೆ ಮಾಡಿದ್ದು ಅವರು ಮಹಿಳೆಯವರು, ಅವರೇ ಮಾತಾಡ್ತಾರೆ. ಯಾಕಂದ್ರೆ ಎಲ್ಲವನ್ನು ನಾನೇ ಮಾತಾಡಿದ್ರೆ, ನನ್ನ ಜೊತೆಯಲ್ಲಿ ನನ್ನ ಸಂಘದ ಉಪಾಧ್ಯಕ್ಷರು ಬಂದಿದ್ರು, ಸಂಘಟನೆಯವರ ಬಂದಿದ್ದಾರೆ, ಸಂಘಟನೆ ಕಾರ್ಯದರ್ಶಿಯವರು ಬಂದಿದ್ದಾರೆ, ಮಹಿಳಾ ಮಂಡಲ ಅಧ್ಯಕ್ಷರು ಬಂದಿದ್ದಾರೆ. ನಾನೇ ಎಲ್ಲ ಹೇಳ್ತೇ ಹೋದ್ರೆ ಪಾಪ ಅವರಿಗೂ ಒಂದು ಅವಕಾಶ ಸಿಗಬೇಕು.
2: ನಿಜ. ಈಗ ನೀವು ಮಹಿಳಾ ಸಂಘಟನೆ ಅಂದ್ರೆ ಮಹಿಳೆಯರಿಗೆ ಕೊಡಿ, ಯಾರು ಮಾತಾಡ್ತಾರೆ?
1: ಈಗ ನಾನು ಪ್ರಥಮವಾಗಿ, ಯಾಕಂದ್ರೆ ಫಸ್ಟ್ ಗೆ ನಮ್ಮ ಕಲಾವತಿ ಅಶೋಕರು ನಮ್ಮ ಸಂಘಟನೆ ಅಧ್ಯಕ್ಷರಾಗಿದ್ದಾರೆ, ಇವತ್ತು ಅವ್ರು ಕಾರ್ಯದರ್ಶಿಯರಾಗಿದ್ದಾರೆ. ಯಾಕಂದ್ರೆ ಅವರು ಒಂದು ಎರಡು ಮಾತಾಡ್ಲಿ, ಆಮೇಲೆ ನಮ್ಮ ಮಹಿಳಾ ಅಧ್ಯಕ್ಷರಿಗೆ ಕೊಡ್ತೇವೆ ಮಾತಾಡ್ಲಿ ಅವರು. ಈಗ ನನ್ನ ಮೈಕನಿಗೆ ಕಲಾವತಿ ಅಶೋಕರಿಗೆ ಕೊಡ್ತೇವೆ.
2: ಕಲಾವತಿ ಅವರಿಗೆ ಕೊಡ್ತೇವೆ.
3: ನಮಸ್ತೆ.
2: ನಮಸ್ತೆ ಕಲಾವತಿ ಅಶೋಕ್ ಅವರಿಗೆ. ಈಗ ಅವರು ಮನೋಹರ್ ಅವರೆಲ್ಲ ಬಂದು ನಿಮ್ಮನ್ನು ಕೇಳಿದಾಗ, ಮಹಿಳೆಯರು ನಮ್ಮೊಟ್ಟಿಗೆ ಸೇರ್ಕಣಿ ಅಂದಾಗ, ನಿಮ್ಗೆ ಖುಷಿ ಆಯ್ತಾ? ಅವ್ರು ಹೇಳದ್ ಮಾತ್ರ ನಿಮ್ಗೆ ಖುಷಿ ಆಯ್ತು, ನೀವು ಕಾಯ್ತಿದ್ರಿ ಅಂತ ಒಂದು ಗೊತ್ತಾಯ್ತು. ಆದ್ರೂ ಈಗ ಹೆಣ್ಮಕ್ಳು, ಈಗ ಗಂಡಸ್ರು ಅಂದ್ರೆ ಮಧ್ಯ ಅವರು ಅಧಿಕಾರ ಎದ್ಕಂಡ ಮಂಡಿ ಕೊಡ್ಕೊಂಡು ಅವ್ರಿಗೆ ಹಾಪ್ಕಾತ. ಸಮಾಜ ಸೇವೆ ಅಂದ್ರೆ ಎನಿ ಟೈಮ್ ಅವೈಲೇಬಲ್, ಅಥವಾ ಅವ್ರ ಸಮಯನ ಕಾಂತ ಕೂಕಂ ಕಲ ಆತಿಲ್ಲ. ಆದ್ರೆ ಹೆಂಗಸ್ರು ಹೆಣ್ಮಕ್ಳು ಅಂತ ಬಂದಾಗ ಮನೆ ಜವಾಬ್ದಾರಿ, ಗಂಡ ಮಕ್ಕಳು, ಮಾಯಿ ಮಾವ, ಜನ ಗಂಟಿ, ಇದೆಲ್ಲದನ್ನು ನಾವ್ ಹೆಣ್ಮಕ್ಳು ಹೊತ್ಕೊಂಡೇ ಇರತ್ತ, ಒಟ್ಟಿಗೆ ಇರತ್ತ, ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕಲ್ಲ ವಾಯ್ ನಮ್ಗೆ ಇದಾಪದಲ್ದೆ ಅನ್ನೋ ಮನೋಭಾವ, ಅಥವಾ ನಂಗೊಬ್ಬಳಿಗೆ ಆಪು ಉಳಿದವ್ರನ್ನೆಲ್ಲ ಕಾಣಕ ಒಟ್ಟಕ್ಕಲ್ಲೇಗ ನಿಮ್ದು ಸಂಘಟನೆ ಅಂದ್ರೆ ಒಬ್ಬರಲ್ಲ ಹೆಂಗ್ ಮಾಡುದು, ಇದೆಲ್ಲ ಯಾವ ತರದ ಯೋಜನೆ ಬಂತು ನಿಮ್ಗೆ?
3: ಹಾ ಮೇಡಮ್, ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಮೊದ್ಲಿಗೆ ನನ್ನ ಯಜಮಾನ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಹಂಗಾಗಿ ನಾವು ಬ್ರಹ್ಮಾವರದ ಕ್ವಾರ್ಟರ್ಸ್ ಅಲ್ಲಿ ಇತ್ತು. ಅಲ್ಲಿ ನಾನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅದರಲ್ಲಿ ಸದಸ್ಯರಾಗಿ, ನಾನು ಅಂದ್ರೆ RSS ನ ಒಂದು ಬಾಬು ಅವರು ಇದ್ರು, ಬಾಬಣ್ಣ ಅವರು, ಅವರ ಒಂದು ಅಂಡರ್ ಅಲ್ಲಿ ಅವರನ್ನ ವ್ಯಕ್ತಿತ್ವವನ್ನು ಅವರನ್ನ ಕಂಡ್ಕೊಂಡು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಅವರ ಒಂದು ಇದ್ರ ಮೇಲೆ ನನ್ನ ಗಂಡ ನಾವು ಸೇರಿ, ಮತ್ತೆ ಶ್ರೀ ರಾಮ ಸೇವಾ ಬಳಗ ಅಂತ ಒಂದು ಮಾಡ್ಕೊಂಡು ಅಲ್ಲಿ ಕೂಡ ಈ ರಾಮನವಮಿ ದಿನ ಒಂದು ಕಾರ್ಯಕ್ರಮವನ್ನ ಮಾಡೋದನ್ನ ಹುಟ್ಟು ಹಾಕ್ತು. ನಮ್ಮನೆಯವರಿಗೆ ಟ್ರಾನ್ಸ್ಫರ್ ಆಯ್ತು, ನಾವು ಇಲ್ಲೊಂದು ಕೋಟದಲ್ಲಿ ಒಂದು ಜಾಗ ತಕೊಂಡಿತ್ತು, ಅಲ್ಲೊಂದು ಮನೆ ಕಟ್ಕೊಂಡು ನಾವು ಕೋಟಕ್ಕೆ ಶಿಫ್ಟ್ ಆಯ್ತು. ಶಿಫ್ಟ್
2: ಆದವ್ರೆ
3: ನಾವು ಮೂಲತಃ ಬೈಂದೂರವರು. ಹಾ, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ರಾಯಚೂರು, ಮದುವೆ ಆಗಿ ಬಂದಿದ್ ವಾಪಸ್ ಬೈಂದೂರ್ಗೆ, ಆಮೇಲೆ ಮತ್ತೆ ನಾವು ಇಲ್ಲೇ ಇದ್ದಿದ್ದೀಗ ಕೋಟಕ್ ಬಂದದ್ದು. ಆಗ ನನ್ಗೆ ಅದೇ, ನಾವು ಅಲ್ಲಿ ಒಂದು ಸಂಘಟನೆಗಳ ಜೊತೆಲಿ ಇದ್ದಾಗ ನಂಗೆ ಇಲ್ಲಿ ಯಾವ್ದು ಇಲ್ಲದೆ ನಾವು ಒಂದು ಸಪ್ರೇಟ್ ಇದ್ದೆ ಅಂತ ಹೇಳಿ, ಓ ಸರಿ ಹಂಗಾದ್ರೆ ನಮ್ಗೆ
2: ಪಂಚವರ್ಣದವ್ರು ಮಾಡ್ತಿದ್ ಕೆಲಸಗಳೆಲ್ಲ
3: ನಾವು ಗಮನಿಸ್ತಿದ್ದೆ. ಹರ್ತಟ್ಟಲ್ಲಿ ನಾವು ಒಂದ್ ಅಂದ್ರೆ ನಮ್ಮನೆ ಇರೋದು ಹರ್ತಟ್ಟಲ್ಲಿ, ಹರ್ತಟ್ಟಲ್ಲಿ ಒಂದು ಮಹಿಳಾ ಒಂದು ಸಂಘಟನೆ ಕಟ್ಟುವ ಅಂತ ನನ್ನ ಯೋಚನೆ ಇತ್ತು. ಅದೇ ಸರಿಗೆ ಈ ಸಂಜೀವಿನಿ ಒಂದು ಸಂಘಗಳು ಸ್ಟಾರ್ಟ್ ಆಯ್ತು. ಸಂಜೀವಿನಿ ಸಂಘಗಳ ಅಲ್ಲಿ ಕೂಡ ನಾನು ಮೊದಲನೇ ಅಧ್ಯಕ್ಷರಾಗಿ, ನಂಗೆ ಆಗ ಒಂದು ಹೆಮ್ಮೆ ಅದ್ರ ಬಗ್ಗೆ ಅಂದ್ರೆ, ಸುಮಾರು ನಮ್ಮ ಸಂಜೀವಿನಿಯಲ್ಲಿ ಒಂದು 135 ಸಂಘಗಳು ಅವತ್ತಾಗಿತ್ತು. ಅದರಲ್ಲಿ ಒಂದು 1,650 ಜನ ಹೆಂಗಸರ ಪರಿಚಯ ನನ್ಗೆ ಅದ್ರೊಳಗಾಯ್ತು. ನನ್ಗೆ ಆ ಒಂದು ಸಂತೋಷ ತುಂಬಾ ಇತ್ತು. ಒಂದಿನ ರವಿಯಣ್ಣ ಪತ್ರಕರ್ತರು ನಮ್ ಸಂಜೀವಿನಿ ಕಾರ್ಯಕ್ರಮಕ್ಕೆ ಅವರಿಗೊಂದು ಒಂದ್ ನ್ಯೂಸಿಗೋಸ್ಕರ ಕರೆದಿತ್ತು, ಬಂದು ಅದ್ ನ್ಯೂಸ್ ಮಾಡ್ಕೊಂಡು ಹೋಯ್ನಿ ಅಂದೇಳಿ. ಆಗ ಅವರು ಬಂದಾಗ ನಾನು ಅವ್ರ ಹತ್ರ ಕೇಳಿದೆ, ರವಿಯಣ್ಣ ಹಿಂಗೊಂದು ಮಹಿಳಾ ಸಂಘಟನೆ ಕಟ್ಟುವ ಅಂದೇಳಿ, ಹೆಂಗೆ ಅದ್ರದ್ದು ಹೆಂಗೆ ರೂಪುರೇಷೆ ಹೆಂಗೆ ಹೆಂಗ್ ಕಟ್ಕಂದ್. ಅವ್ರು ಮತ್ತೆ ಆಮೇಲೆ ನನ್ನ ನಂಬರ್ ಎಲ್ಲ ತಗೊಂಡು, ನಾ ಫೋನ್ ಮಾಡ್ತೇನೆ ನಿಮ್ಗೆ ಅಂತ ಹೇಳಿರು. ಆಮೇಲೆ ಮತ್ತೆ ಫೋನ್ ಮಾಡಿ ಹೇಳಿದ್ರು, ನೀವು ಅಲ್ಲಿ ಇಲ್ಲಿ ಎಂತ ಕಟ್ಟುದು, ಕಟ್ಟುದೇ ಆದ್ರೆ ನಮ್ ಪಂಚವರ್ಣ ಅಂಡರ್ ನಮ್ಗೂ ಒಂದ್ ಮಹಿಳಾ ಸಂಘಟನೆ ಬೇಕು, ನೀವು ನೋಡಿ ಅದ್ರಲ್ಲೇ ಕಟ್ಟಿ ಅಂತ. ಮತ್ತೆ ಈ ಮೋಹನಣ್ಣ ಈಗ ಅಧ್ಯಕ್ಷರು ಮಾತಾಡಿದ್ರಲ್ಲ, ಇವರು ನಮ್ಗೆ ಸರಿಸುಮಾರು 23 ವರ್ಷದಿಂದ ಪರಿಚಯ. ನಮ್ಮನೆಯವ್ರು ಮೊದಲಿಗೆ ಕೋಟಾ ಸ್ಟೇಷನ್ ಅಲ್ಲಿ ಕೋಟಾ ಕ್ವಾರ್ಟರ್ಸ್ ಅಲ್ಲೇ ಇದ್ದಿದ್ದು, ಆಗಿಂದನೇ ಮೋಹನಣ್ಣನ ಪರಿಚಯ ಇತ್ತು. ಮೋಹನಣ್ಣ ಅವರಿಗೆಲ್ಲ ಕೇಳಿದಾಗ, ಅಡ್ಡಿಲ್ಲ ನಮ್ದು ಅಲ್ಲಾದ್ರೆ ನೀವು ಮಾಡಿ ಒಳ್ಳೆ ಸಂಘಟನೆ, ಅದ್ರಂಡ ಮಾಡಿದ್ರೆ ಏನು ಅದೇ ನಂಬದಿ ಹೆಂಗಸ್ರು ಅಂದ್ರೆ, ನನ್ನ ಸಂಜೀವಿನಿಯಲ್ಲಿ ಅಲ್ಲಿಂದ ಆಕ್ಟಿವ್ ಇರುವ 10 ಜನರು ನಾವು, ಈಗ ಇಲ್ಲಿ ಬಂದವರೆಲ್ಲ ಈಗ ನೆಕ್ಸ್ಟ್ ಸೇರಿದವರು, ಆದ್ರೆ ಬಟ್ ಅಲ್ಲಿ ನಾನು 10 ಜನ ಆಕ್ಟಿವ್ ಇರೋ ಅಲ್ಲಿಯವರನ್ನೇ ತಗೊಂಡಿದ್ ನಾನು. ಸಂಜೀವಿನಿಯಲ್ಲೇ ಇದ್ದವರನ್ನ 10 ಜನ, ಈಗ ನಮ್ಮ ಅಧ್ಯಕ್ಷರಾಗಿರೋ ಲಲಿತಕ್ಕನ್ನ ಸೇರಿಸಿ ಕೂಡ ಎಲ್ಲರನ್ನ ಅವಾಗ 10 ಜನರನ್ನ ಅಲ್ಲಿ ಆಯ್ಕೆ ಮಾಡ್ಕೊಂಡು ಅಲ್ಲಿಂದ ನಾವು ಒಂದು ಸಂಘಟನೆಯಾಗಿ ಒಂದು ಮಹಿಳಾ ಸಂಘಟನೆ ಅನ್ಕೊಂಡು ಅಲ್ಲಿ ನಾವು ತಯಾರಿ ಮಾಡ್ಕೊಂಡಿದ್ದಾಗ.
2: ಗಂಡಸರು ಸಂಘಟನೆ ಮಾಡುದು, ಹೆಂಗಸರು ಸಂಘಟನೆ ಮಾಡುದು ಒಂದು ವ್ಯತ್ಯಾಸ ಇರುತ್ತೆ. ಗಂಡಸರೆಲ್ಲ ಒಂದೇ ಲೈಕ್ ಮೈಂಡೆಡ್ ಅಂತ, ಅಂದ್ರೆ ಅದೇ ತರ ಯೋಚನೆ ಮಾಡೋರು. ಅವ ಹೇಳದ ಇವಂಗ್ ಅಡ್ಡಿಲ್ಲ ಅಂಬಾಗಿರುತ್ತ. ಈ ಹೆಂಗಸರ ಸಂಘಟನೆಯಲ್ಲಿ ತುಂಬಾ ಸವಾಲುಗಳಿರುತ್ತ. ಅವಳು ಬೇಕನ್ನಳೇ ಹೇಳ್ದಾಳ, ಅವಳು ಮೇಲಾಪಕ್ಕೆ ಹೇಳ್ತಿದ್ದಾಳೆ, ಇದೆಲ್ಲ ತುಂಬಾ ಬರ್ತತ್ತ. ನೀವು ಈ ರಿಸ್ಕ್ ಗಳ ಬಗ್ಗೆ ಮೊದಲು ಸಂಘಟನೆ ಮಾಡೋ ಮುಂಚೆ ಯೋಚನೆ ಮಾಡಿ?
3: ಖಂಡಿತ, ನೀವು ಹೇಳ್ದಾಗೆ ನಾವು ಅದೇ ನಾನು ಹೇಳಿದ್ನಲ್ಲ, ನಾನು ಬ್ರಹ್ಮಾವರದಲ್ಲಿ ಇದ್ದಾಗ ಬೇರೆ ಬೇರೆ ಇದ್ರ ಜೊತೆಲಿ ಇದ್ದಾಗ ಅಲ್ಲಿ ಗಂಡಸರು ಹೆಂಗಸರು ಒಟ್ಟಿಗೆ ಇದ್ದಾಗ, ಮತ್ತೆ ನೀವು ಹೇಳ್ದಂಗೆ ಗಂಡಸರು ಯಾವ್ದನ್ನು ಅಡ್ಡ ಹಾಕಲ್ಲ. ಈ ಹೆಂಗಸರು ಹಂಗಲ್ಲ, ನೀವು ಹೇಳ್ದಂಗೆ ಅವಳು ಮ್ಯಾಲ ಹೋತ್ಲ ಇವಳು ಕೆಳಗೆ ಹೋಗ್ಲ ಮಾಡಿದ ಸರಿ ಇದ್ರು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ತಪ್ಪುಗಳನ್ನ ಹುಡುಕುದು ಅತಿ ಹೆಚ್ಚು ಹೆಂಗಸರೇ ಅಂತ ಹೇಳ್ಕೊಂಡು. ಆದ್ರೆ ನಾವ್ ಇಲ್ಲಿ ಮಾಡುವಾಗ ಏನಾಯ್ತು, ಸಮಾನ ಮನಸ್ಥಿತಿಯವರಿತ್ತು. ಹತ್ತು ಜನ ಸರಿ ಅಂತ ಹೇಳಿ ಬಂದು ಆಮೇಲೆ ಒಂದಿಬ್ರು ಇಲ್ಲಿಯ ಒಂದು ಏನು ಈ ಸಂಸ್ಥೆಗೆ ನಾವು ಏನ್ ಹೇಳಿತ್ತು ಈ ಸಂಸ್ಥೆಯಲ್ಲಿ ಇದ್ಮೇಲೆ ತಿಂಗಳಿಗೆ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕು ಹೀಗೆ. ಮತ್ತೆ ಪಂಚವರ್ಣ ಯುವಕ ಮಂಡಲದವರು ಯಾವ್ಯಾವ ಕಾರ್ಯಕ್ರಮ ನಡೆಸತ್ರ ಅದ್ರ ಜೊತೆ ನಾವು ಕೈಗೂಡಿಸ್ಬೇಕು. ಅದ್ರಲ್ಲಿ ಒಂದಿಬ್ರು ಆಗುದಿಲ್ಲ ನಮ್ಗೆ, ಈ ಇಷ್ಟೆಲ್ಲ ಇದ್ರೊಳಗೆ ನಮ್ಗೆ ಆಗಲ್ಲ, ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಇಬ್ರು ಲೆಫ್ಟ್ ಆದ್ರು. ಅವ್ರನ್ನ ಬಿಟ್ಟು ನಾವು ಮತ್ತೆ ಇದನ್ನ ಮುಂದುವರ್ಸ್ಕೊಂಡು
2: ಹತ್ತು ಜನದಿಂದ ಮತ್ತೆ ಈಗ ಎಷ್ಟು ಜನ ಇದೆ ನಿಮ್ ಪಂಚವರ್ಣ?
3: ಈಗ ನಮ್ಮ ಪಂಚವರ್ಣ ಮಹಿಳಾ ಮಂಡಲದಲ್ಲಿ ಒಟ್ಟು 26 ಜನ ಇದೀವಿ. ಈಗ ಇನ್ನಿಬ್ರು ಸೇರ್ಪಡೆ ಆಗ್ಲಿಕ್ಕಿದ್ರು ಬರ್ತೀವಿ ಅಂತ ಹೇಳಿ ಅಲ್ಲಿಗೆ ಒಂದು 28 ಜನ ನಾವು ನಮ್ಮ ಗೌರವಾಧ್ಯಕ್ಷರನ್ನ ಸೇರಿಸಿ 28 ಜನ ನಾವು ಈಗ ಇದೀವಿ.
2: ಹಾ, ಲಲಿತಾ ಪೂಜಾರಿ ಅವ್ರಿಗೆ ಕೊಡಿ ಈಗಿನ ಅಧ್ಯಕ್ಷರು. ಲಲಿತಾ ಯಾವತ್ತಿಂದ ಸೇರಿದ್ರಿ ಪಂಚವರ್ಣ?
4: ನಾನ್ ಪಂಚವರ್ಣ ಅದೇ ಇವ್ರ ಕಲಾವತಿ ಮೇಡಮ್ ಹೇಳಿದ್ರಲ್ಲ, ಇವರು ಒಂದ್ಸರ್ತಿ ಫೋನ್ ಮಾಡಿ ಹಿಂಗೆ ನಮ್ದೊಂದು ಸಂಘ ಅಂತಾನೆ ಮಾಡುವ ಮೇಡಮ್ ನೀವು ಬರ್ತೀರಾ ಕೇಳಿದ್ರು. ಖಂಡಿತವಾಗಿ ಮಾಡುವ ಮೇಡಮ್ ಅಂತ ಹೇಳಿದೆ ನಾನು. ನನಗೂ ಭಾರಿ ಖುಷಿ ಆಯ್ತು, ಯಾಕಂದ್ರೆ ನಾನು ಫಸ್ಟ್ ಈ ಸಂಜೀವಿನಿ ಸಂಘದಲ್ಲಿ LCRP ಆಗಿ ಫಸ್ಟ್ ಸೇರ್ಕೊಂಡೆ. ಅದಕ್ಕೂ ಸಹ ಕಾರಣ ಇವರೇ. ಇವರಿಗೆ ಕಾಲ್ ಮಾಡಿ ನಾನು ಹೇಳಿದೆ ಈ ತರ ನಾನು ಸೇರ್ತೇನೆ ಮೇಡಮ್ ಅಂತೇಳಿ ಹೇಳಿದೆ. ಅದಕ್ಕೆ ಒಪ್ಪಿಗೆ ಕೊಟ್ಟರು, ಅದು LCRP ಆಗಿ ಇದು ಮಾಡಿದೆ. ನಿಜವಾಗ್ಲೂ ಒಂಥರ ಬಾವಿ ಒಳಗಿನ ಕಪ್ಪಿದಾರ, ಎಲ್ಲೋ ಹೋದಲ್ಲ ನನ್ಗೆ ಅಷ್ಟು ಇದಿಲ್ಲ, ಓಡಾಡ್ತಾ ಇರಲ್ಲ. ಆ LCRP ಆಗಿ ಫಸ್ಟ್ ವರ್ಕ್ ಮಾಡಿದಾಗಳಿಗೆ ನನಗೆ ಸ್ವಲ್ಪ ಅಡ್ಡಿಲ್ಲ, ಹೊರಗಡೆ ಬಂದಿಂದನ ಭಾರಿ ಖುಷಿ ಆಯ್ತು. ಧೈರ್ಯ ಪಾಪ ಶುರು ಆಯ್ತು. ಕಡೆಗೆ ಇದಕ್ಕಂತೂ ಸೇರಿದ್ಮೇಲಂತೂ ಭಾರಿ ಖುಷಿ ಆಯ್ತು, ಯಾಕಂದ್ರೆ ಸಾಮಾಜಿಕ ಕೆಲಸ ಅಲ್ಲ, ನನ್ಗೆ ಮುಂಚಿಂದ ಆತರ ಕೆಲಸ ಅಂದ್ರೆ ಭಾರಿ ಖುಷಿ. ಬೆಳಗ್ಗೆ ಈಗ ಅಂದ್ರೆ ಮುಂಚೆ 7 ಗಂಟೆಗೆ ಹೋಗ್ತಿದ್ದಿತ್ತು ನಾವು, ಈಗ ಹಂಗಲ್ಲ, ಈಗ 6:00 6:00 ಅಂದ್ರೆ ನಾವು 6:25 ನಾನು ಅಲ್ಲಿ ರೆಡಿ ಇರ್ತೆ. ಅದೊಂದು ಭಾರಿ ಖುಷಿ ಅಪ್ಪ ವಿಷಯ ನಂಗೆ. ಮತ್ತೆ ಒಂದು ವಾರ ಇಲ್ಲ ಅಂದ್ರೆ ಸಹ ನಂಗೆ ಭಾರಿ ಬೇಜಾರಪ್ಪದ, ಎಲ್ಲಾರ ಇಲ್ಲ ಅಂದ್ರೆ ಶೇ ಈ ವಾರ ಇಲ್ಲಲೇ ಎಂತ ಮಾಡ ನಂಗೆ
2: ಬೇಜಾರ ಅನ್ಸುತ್ತೆ.
4: ಅದನ್ನ ನಾನು ತಕ್ಷಣ ರವಿ ಫೋನ್ ಮಾಡಿ, ಇವರ ಎಂತ ಮಾರ್ರೆ ಇನ್ನು ಹಾಕ್ಲೇ ಇಲ್ಲ ಮೆಸೇಜ್ ಅಂದ್ರೆ ಮುಂಚಿನ ದಿವಸಕ್ಕೆ ಎಂತ ಮೆಸೇಜ್ ಬರಲ್ಲ ಇನ್ನು ಅಂತಾನೆ. ಅಂದ್ರೆ ಅಷ್ಟೊಂದು ಒಂಥರ ಖುಷಿ, ಅದ್ರಲ್ಲಿ ಏನೊಂಥರ ಖುಷಿ ಕೊಡುತ್ತೆ ನಂಗೆ. ಸ್ವಚ್ಛತಾ ಕಾರ್ಯಕ್ರಮನೇ ಇರ್ಬೇಕ ಇಲ್ಲ ಗಿಡ ನೋಡುದ ಇಲ್ಲಿ ಯಾವ್ದೇ ಭಾರಿ ಖುಷಿ ಅಪ್ಪದ್ ನಂಗೆ.
2: ಈಗ ಗಿಡ ನೆಡುದಂದ್ರೆ ಎಲ್ಲೆಲ್ಲ ಗಿಡ ನೆಟ್ಟಿರಿ?
4: ಗಿಡ ಸಾಧಾರಣ ಇಲ್ಲಿಂದ ನಾವು ಹಂಗಾರ್ ಕಟ್ಟೆವರೆಗೂ ಹೋಯ್ತು. ಹಂಗಾರ್ ಕಟ್ಟೆ ಕೋಡಿ ಸುಮಾರು ಬದಿ, ಒಂದೆರಡು ಬದಿ ಅಂತ ಹೇಳಕ್ಕೂ ಇಲ್ಲ, ನಮ್ದು ಎಲ್ಲ ಬದಿ ಯಾವ ಬದಿ ನೋಡಿಲ್ಲ ಅಂತ ಹೇಳಕ್ಕೂ ಇಲ್ಲ. ಅದೇ ಹೇಳ್ತಾರಲ್ಲ, ಕೋಡಿ ತಲೆಯಿಂದ ಕ್ವಾಟದ ಬದಿಯವರೆಗೂ ಎಲ್ಲ ಬದಿಗೂ ನೆಟ್ಟಿತ್ತು.
2: ಎಲ್ಲ ಬದಿಗೂ
4: ಎಲ್ಲ ಬದಿಗೂ ಗಿಡ
2: ಗಿಡ ನೆಡುದು. ಹೌದು, ಅದನ್ನ ಮ್ಯಾನೇಜ್ ಮಾಡ್ಕಲ್ಲ, ಮೇಂಟೈನ್ ಮಾಡ್ಕಲ್ಲ. ಅದೇ
4: ಮ್ಯಾನೇಜ್ ಅಂದ್ರೆ ಅದಂದ್ರೆ ನಾವ್ ಈಗ ಬರೀ ಗಿಡ ನೆಟ್ಟ ಬಿಡುದಿಲ್ಲ. ಈ ವೈಶಾಖಕ್ಕೆ ಯೋಗ ಮಂಡಲದವರು ಅದ್ರಲ್ಲಿ ನಮ್ ದಿನಶಚರ ಇದ್ರೆ ದಿನಶಚರ ಇವರೆಲ್ಲ ಸೇರಿ ಒಂದು ಗಿಡಕ್ಕೆ ನೀರನ್ನೇ ಹಾಕಿ ಅದನ್ನ ಪೋಷಿಸುವಂತ ಕಾರ್ಯಕ್ರಮ ಮಾಡ್ತಾರ. ಅದು ಇನ್ನು ಖುಷಿ. ಕೆಲವರು ಅಂದ್ರೆ ಗಿಡ ನೆಡ್ತಾರ, ನೆಡೋದವ್ರಿಗೆ ಮಾತ್ರ ಅವ್ರ ಜವಾಬ್ದಾರಿ. ಅದ್ ನಮ್ದು ಹಾಂಗ್ ನೋಡುದಿಲ್ಲ ನಾವು. ಗಿಡ ನೆಟ್ಟು ಸಹ ಅದು ಪೋಷಿಸೋದು ನಾವ್
2: ಮಾಡತ್ತೆ
4: ನೆಟ್ಟ ಪ್ರಯತ್ನ ಇಲ್ಲಲ್ಲ. ಅದ್ರ ಮಟ್ಟಿಗೆ ನಮ್ದು ಯುವಕ ಮಂಡಲದವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಹಾಗಾಗಿ
2: ನೀರ್ ಹಾಕುದಲ್ಲ ಅವ್ರೆ
4: ಅವರು ಅಂದ್ರೆ ನಾವು ಹಾತಿಲ್ಲ ಅಂದಿಲ್ಲ. ಒಂದು ವಾರನೂ ಹೆಂಗಸರು ಸಹ ಮಿಸ್ ಮಾಡೋದಿಲ್ಲ ಅಂದ್ರೆ ಎಲ್ಲ ಹೊತ್ತು ಹೇಳಕಾತಿಲ್ಲ. ಕೆಲವರು ಹಾಪರ್ ಎಲ್ಲ, ಕೆಲವರೆಲ್ಲ ಹೊತ್ತು, ಕೆಲವರು ಇದ್ ಮಾಡ್ತಾರೆ, ಹೆಲ್ಪ್ ಮಾಡ್ತೇನೆ.
2: ಸೊ ಈಗ ನೀವು ಅಧ್ಯಕ್ಷ ಇರಲ್ಲ, ಏನೆಲ್ಲ ಹೊಸ ಯೋಜನೆ ಹಾಕೊಂಡಿರಿ ಅಂತ ಕತೆ?
4: ಹೊಸ ಯೋಜನೆ ಅಂತ ಇಲ್ಲ, ಯುವಕ ಮಂಡಲ ನಾವು ಹೇಳ್ತಾರಲ್ಲ, ಯುವಕ ಮಂಡಲದವ್ರು ಏನಿದ್ ಹೇಳ್ತಾರೋ ಅದನ್ನ ನಾವು ಚಾಚೆ ತಪ್ಪದೆ ಮಾಡ್ತೇವೆ. ಯಾಕಂದ್ರೆ ನಮ್ಮ ಮಾತೃ ಸಂಸ್ಥೆನೆ ಅವ್ರಲ್ಲ, ಅವ್ರು ಹೇಳ್ದ ನಾವು ಮಾಡೋದು ನಮ್ದು ಕಲ್ತೇವೆ.
2: ನೀವು ಮಾತೃ ಸಂಸ್ಥೆ ಅಂತ್ರಿ, ನಾನ್ ಹೇಳ್ತೀನಿ ಪಿತೃ ಸಂಸ್ಥೆ ಅಂತ. ಓಕೆ, ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ನೀವು ಅನುಸರಿಸ್ತೀರಿ?
4: ಹೌದು, ಹಾಗೆ ಅವ್ರನ್ನ ಮೀರಿ ನಾವೆಂತ ಇದ್ ಮಾಡುದಿಲ್ಲ. ಯಾಕಂದ್ರೆ ನಮ್ಮ ಒಂದು ಹುಟ್ಟಿರೋದೇ ಅವರಿಂದ ಅಂತ ಹೇಳಕಲ್ಲ, ಅದೆಲ್ಲ ಒಂದು ಭಾರಿ ಖುಷಿ ವಿಷಯ ಅದು. ಅಂದ್ರೆ ನಾವು ಏನ್ ಬೇಜಾರು ಮಾಡ್ಕೊಂಡು ಏನ್ ಮಾಡುದಿಲ್ಲ, ಒಂದು ಖುಷಿಯಿಂದ ಅದೇನ್ ಹೇಳ್ತಾರೋ ಅದನ್ನ ಆಯ್ತಂತೇಳಿ ಇದ್ ಮಾಡ್ಕೊಂಡು ಬಂದಿತ್ತು.
2: ಈಗಿನ ಉಪಾಧ್ಯಕ್ಷರು ದಿನೇಶ್ ಆಚಾರ್ ಮಣೂರು, ನೀವ್ ಹೇಳಿ, ನಿಮ್ಗೆ ಈ ಹೆಂಗಸರ ಒಂದು ಸಂಘಟನೆ ಮಾಡುದಿತ್ತಲ್ಲ ಮಹಿಳಾ ಮಂಡಲ ಮಾಡುದು, ಅದು ನಿಮ್ಗೆ ಎಷ್ಟು ಒಪ್ಪಿಗೆ ಇದ್ದಿತ್ತಂದ್ರೆ?
5: ಒಪ್ಪಿಗೆ ಅಂದ್ರೆ ನಾನು ಆ ಟೈಮ್ ಅಲ್ಲಿ ಇರ್ಲಿಲ್ಲ ಸಂಘದಲ್ಲಿ, ಅದಕ್ಕಿಂತ ಮುಂಚೆ ಸಂಘ ಓಪನ್ ಆಯ್ತು ಮಹಿಳೆಯರದ್ದ, ಅದ್ರ ಮೇಲೆ ನಾ ಸೇರದ್ದು. ಸೇರದಂದ್ರೆ ಒಂದು 6-7 ವರ್ಷ ಆಗಿರ್ಬೋದು. ಆದ್ರೂ ಫಸ್ಟ್ ಹೋದ ಟೈಮ್ ನಾ ಜಾಸ್ತಿ ಹೋತಿಲ್ಲ ಇತ್ತು. ಸಂಘದ ಬಗ್ಗೆ ಅಲ್ಲಿ ಕಾರ್ಯಕ್ರಮ ಎಲ್ಲ ಆತಿದ್ದಿತ್ತು, ಜಸ್ಟ್ ಈಗ ಕಣ್ಕ ಬರ್ತಿದ್ದೆ, ಓ ಇಲ್ಲಿ ಕಾರ್ಯಕ್ರಮ ಆಗ್ತಿತ್ತು ಅಂತ ಹೇಳಿ ದೂರಿನ ಕಣ್ಕ ಬರ್ತಿದ್ದೆ. ನಾನು ಮರ ಇದ್ದೊಳದು ಅದ್ರಡಿ ಕೂತ್ಕೊಂಡು 1 ನಿಮಿಷ ಕಣ್ಕ ಬರ್ತಿದ್ದೆ. ಕಾರ್ಯಕ್ರಮ ಕಡೆಗೆ ಮತ್ತಿಗೆ ಪಂಚವರ್ಣದಾರದ ಇದಾಪದ ಕಾರ್ಯಕ್ರಮ ಲತಾ ಹೋಟ್ಲ ನೀ ತಲ್ಕೆ ಅಂತಿದ್ದೆ. ಅದು ಪಂಚವರ್ಣದಾರದ ಒಂದು ಸಂಸ್ಥೆ, ಅದು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂತ ಇರುತ್ತೆ. ಅದ್ರದ್ದಂದ್ರೆ ಒಂದ್ಸಲ ನಾನಂತೂ ಪ್ಯಾಟಿ ಬಂದಲ್ಲ ರಾಜ್ಯೋತ್ಸವದ ಮೆರವಣಿಗೆ ಬತ್ತೆ ಇತ್ತು ಇಲ್ಲಿಂದ. ಮೆರವಣಿಗೆ ಅಂದ್ರೆ ಅವ್ರ ಗೆಸ್ಟ್ ಬತ್ತರಲ್ಲ, ಅವ್ರನ್ನ ದೇವಸ್ಥಾನದಿಂದ ಮೆರವಣಿಗೆಲ್ ಕರ್ಕ ಬರೋದು. ಅದ್ ಬರ್ತಾ ಇದ್ರು ದೊಡ್ಡಣ್ಣ, ಇವ್ರು ಬರ್ತಾ ಇದ್ರು ಮುಖ್ಯಮಂತ್ರಿ ಚಂದ್ರು. ಆ ಟೈಮಲ್ಲಿ ಹೋ ಅಂತ ಹೇಳಿ ಕಂಡೆ ಹೋದೆ. ಕಡೆ ಕಾರ್ಯಕ್ರಮ ಪಪ್ಪ ಇಲ್ಲ ನಂಗೆ. ಹಾಗೆ ನಾವು ಈ ಸಾಯಂಕಾಲ ಚಾ ಕುಡುಕೆ ಒಂದು ಕ್ಯಾಂಟೀನಿಗೆ ಹೋದ್ ಒಂದ್ 7 ಗಂಟೆ ನಂತರ. ಅಷ್ಟೊತ್ತಿಗೆ ಹೋದಲ್ಲಿ ಅಜಿತ್ ಆಚಾರ್ ಮತ್ತೆ ಮಾಜಿ ಅಧ್ಯಕ್ಷರವರು, ಅವ್ರು ಮತ್ತೆ ರವೀಂದ್ರ ಕೋಟ ಅವರು ಅಲ್ಲಿ ಆಮ್ಲೆಟ್ ತಿಂಬತ್ರು ಒಂದ್ ಕ್ಯಾಂಟೀನಿಗೆ ಮುಂಡಕ್ಕೆ ಉಪ್ಕರ್ಯೋ ಹೀಗಿದೆ ಅಂತಾರೆ. ನಾನು ಅದೇ ಅಂಗಡಿ ಹೋತಿದ್ದೆ. ಹೋತೆ ಹೋದಲ್ಲಿ ಹೀಗೆ ಗುರ್ತಾಯ ಅಜಿತ್ ಮುಂಚಿಂದ ಗುರ್ತ ನಂಗೆ. ನಮ್ದು ಆಚಾರ ಸಂಘ ಒಂದಿತ್ತ ಸಾಲಿರಾಮ್ನಲ್ಲ, ಅದ್ರಲ್ಲಿ ನಾವು ಇತ್ತು ತುಂಬಾ ವರ್ಕ್ ಮಾಡಿತ್ತವ್ರಂಗೆ ಅಜಿತ್ ಇದ್ದ. ಅಷ್ಟೊತ್ತಿ ಪರಿಚಯ ನಮ್ ಸಂಘ ಒಂದಿತ್ತು ಮಾರ, ನೀವು ಬನ್ನಿ, ನೀವು ಸ್ವಲ್ಪ ಅದ್ರಲ್ಲೆಲ್ಲ ಒಳ್ಳೆ ಇದ್ದಿದ್ರಲ್ಲ ಸಂಘದಲ್ಲ ಓಡಾಡ್ತಿದ್ರಲ್ಲ, ನಮ್ ಸಂಘಕ್ಕೆ ಒಂದ್ ಬಂದ್ ಸೇರ್ಕಣಿ ಅಂತ ಹೇಳ್ತಿದ್ರು. ಆಯ್ತು ಕಾಮನ್ ಹೇಳಿ ಟೈಮ್ ಕೊಡಿ ಕಾಮನ್ ಹೇಳ್ದೆ. ಹಾಗೆ ಒಂದಲ್ಲ ಒಂದ್ ದಿವಸ ಅದೇ ಅಂಗಡಿ ಸಿಕ್ಕುದು, ಆ ಬೀಡ್ ಅಂಗಡಿ ಸಿಕ್ಕುದು ಆಮ್ಲೆಟ್ ತಿಂಬತ್ತಿಗೆ. ಹಾಗೆ ಒಂದ್ ದಿವಸ ಬನ್ನಿ ಮಾರ ಈ ರವೀಣ್ಣು ಹೇಳ್ರು, ಬನ್ನಿ ಮಾರ ನಮ್ ಸಂಘ ಸೇರಿ ಹಾಗೀಗ ಅಂದ್ರು. ಆಯ್ತಾನೆ ಹೇಳ್ದೆ, ಜಾಯ್ನ್ ಆದೆ. ಜಾಯ್ನ್ ಆದ್ಮೇಲೆ ಅದು ನಮ್ಗೆ ಅಂತ ಕೆಲ್ಸ ಭಾರಿ ಖುಷಿ. ಈ ಗಿಡ ನೋಡುದು ಮನೆ ನಮ್ದು ಸಣ್ಣದೊಂದು 5 ಸೆಂಟ್ಸ್ ಒಂದ್ ಮನೆ ಇತ್ತು. ಅದ್ರಂಗ ಈ ಪಾಟ್ ಅಲ್ಲಿ ಗಿಡ ನಡ್ತಿತ್ತು ನಾವು. ನಟ್ರು ಸಹ ಹೆಡಿ ಬಿದ್ದ ಪಾಟ್ ಹೊಡೆದು ಹಾಪದ ಗಿಡ ಎಗಲ್ ಕಟ್ ಹಾಪದ ಈಗಿದೆಲ್ಲ ಆತಿತ್ತ. ಅದನ್ನ ಕಂಡು ಆದ್ರೂ ಒಂದು ಜಾಗೃತಿ ಮಾಡ್ತಿದ್ದಿತ್ತ. ಕಡಿಗಡಿ ಇದ್ರಲ್ಲಿ ಒಳ್ಳೆ ವರ್ಕ್ ಅಲ್ಲ, ಪಂಚವರ್ಣದ ತುಂಬಾ ಒಳ್ಳೊಳ್ಳೆ ಕೆಲಸ ಅಲ್ಲ, ನಮ್ಗದು ಭಾರಿ ಖುಷಿ ಅದ್ ಮಾಡುದನ್ನ ಹೇಳ್ರೆ. ಎಲ್ಲೆಲ್ಲೋ ಎಂತಕ್ಕೋ ಸಾಯಂಕಾಲ ಹತ್ತಲ್ಲ, ಇದೆಲ್ಲ ಕೆಲಸ ಮಾಡ್ಲಕ್ಕಲ್ಲ ಅಂತ ಹೇಳಿ ಮನ್ಸಿ ಬಂತ. ಕಡೆಗೊಂದು ಸೇರ್ಕಂತ ಸೇರ್ದಂಗ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಬಂತ. ಗಿಡ ನೋಡದೆ ಇಲ್ಲಿ ಸ್ವಚ್ಛತೆ ಇದೆ ಇಲ್ಲಿ ಪ್ರತಿ ಒಂದು ಕೆಲಸ ಮಾಡಿ ಭಾರಿ ಖುಷಿ ಆತಿ. ಅವ್ರ ಲಲಿತ ನಮ್ಮ ಲಲಿತಾಕ್ಕೆ ಹೇಳ್ದಂಗೆ ಹಾಗೆ ಬೆಳಿಗ್ಗೆ ಆದಿತ್ಯವಾರ ಲೇಟ್ ಹೇಳುದು ಎಲ್ಲರು, ನಮ್ಗೆ ಹಾಗಲ್ಲ ಬೇಗ ಅರ್ಧ ಗಂಟೆ ಮತ್ತೂ ಬೇಗ ಎಚ್ಚರಿಕೆ ಇವ್ರು ಇವತ್ತಲ್ಲಿ ವಾತ್ರ ಮನೆಗೆ ಹೆಂಡತಿ ಹೇಳುದು ಇತ್ತು. ಆದಿತ್ಯವಾರ ಕಡೆ ಕಮತಿ
2: ಮನೆಗೆಲ್ಲ ಹೆಂಗಿರ್ತಿತ್ತು ನಿಮ್ಗೆ ಸಪೋರ್ಟ್?
5: ಹೆಂಡತಿ ಸಪೋರ್ಟ್ ಇದ್ದಿತ್ತು ಮನೆ ಅಪ್ಪ ಅಮ್ಮನ್ ಬಿಡಿ ಇವ ಎಲ್ಲ ಆತ್ಮ ಬಪ್ಪದ ಲೇಟ್ ಬೆಳಿಗ್ಗೆ ಬೇಗ ವಾತಾಗಿ ಅಲ್ಲಿ ಇವತ್ತು ಅವ್ರಿಗೆ ಗೊತ್ತಿರುದಿಲ್ಲ ಹೆಂಡತಿ ಒಂದ್ ಕೇಂತಿದ್ದಾಳ ಇವತ್ತಿಗೆ ಸ್ವಚ್ಛತೆ ಕಂತ ಬೇಗ ಎದ್ಕೊಂಡಿರೋ ಮಗ ಆತ್ತವಳಿಗೆ ನನ್ಗೆ ಅವಳಿಕಿನ ಮುಂಚೆ ಎದ್ಕಂತೀನಿ ನಾನು. ಅಷ್ಟೊತ್ತಿಗೆ ನನ್ ಮಗಳು ಇದ್ದಾಳ ನಂಗೆ 9ನೇ ವರ್ಷ. ಅವಳು ನಾನು ಈಗ ಒಂದ್ 4-5 ತಿಂಗಳಿಂದ ಬತ್ತಿಲ್ಲ ಬಕ್ಕತ್ತಿನ ಮಗು ಅಲ್ಲ ಸಣ್ಣ ಮಗು ಒಂದಿತ್ತು. ಇಬ್ರು ಬಿಟ್ಟು ಬಂದ್ರಾಗ್ಲೇ ಅಂತಂದ್ರೆ ಅವಳು ನಾನು ಬಿಟ್ಟು ಬತ್ತಿದ್ದೆ. ಅವಳು ನನ್ನೊಟ್ಟಿ ಸ್ವಚ್ಛತೆ ಬತ್ತಾಳ ಸಾನಿಕ ಅಂತ ಹೇಳಿ
2: ಅವಳಿಗೂ
5: ಭಾರಿ ಖುಷಿ. ಈಗ ನನ್ನ ಅವಳು ಮುಂಚಿನ ದಿವಸವೇ ಹೇಳು ಶನಿವಾರ ದಿವಸವೇ ಆದಿತ್ಯರ ಹೋಬ್ದಾರ ನಾಳೆಗೆ ಬೆಳಿಗ್ಗೆ ಹೋಬ್ದಾರೆ ನನ್ ಬಿಟ್ಟಿಗೆ ಹೋಗ್ಬೇಡಿ ಅಂತ ಹೇಳು. ಒಂದ್ಸಲ ಬಿಟ್ಟಿಗೆ ಬಂದೆ, ಬಿಟ್ಟಿಗೆ ಬಂದಲ್ಲಿ ಮರ್ದಳ ಅಂದ್ರು ಅವ್ರ ಅಪ್ಪ ನನ್ ಬಿಟ್ಟಿಗೆ ಹೋರ್ ಸೀದಾ ಹೇಳ್ಕಂಡ್ ಕಡೆಗೆ ನೆನ್ಪಿನ ಮುಂಚೆ ಹೇಳ್ದು ಬೇಗ ಇದ್ರೆ ಮಾತ್ರ ಕರ್ಕೋತಿ ಇಲ್ಲಿ ಕರ್ಕೋತಿಲ್ಲ ಅವ್ನು ಕಡೆ ನನ್ಕಿಂತ ಮುಂಚೆ ಎತ್ಕಂತಿದ್ದಾಳ ಎದ್ಕೆ ಅವಳು ರೆಡಿ ನನ್ನೊಟ್ಟಿ ಬತ್ತಿದ್ದಾಳೆ. ಅದೇ ಅವಳಿಗೂ ಸಾ ಖುಷಿ, ಕಸ ಎಕ್ಕುದ ಪಪ್ಪುದ ಸಮುದ್ರ ಬದಿ ಅಂದ್ರೆ ಮತ್ತೆ ಖುಷಿ ಅವಳಿಗೆ ನೀರಂಗ ಆಡುಕತ್ತಲ್ಲ ನಾ ಬತ್ತಿವ ಸಮುದ್ರ ಬದಿ ಅಪ್ಪ ಯಾಕೆ ಓ ಸಮುದ್ರ ಬದಿ ಬತ್ತಿ ಯಾಕೆ ಬತ್ತಿ ಭಾರಿ ಖುಷಿ ಆತಿತ್ತು. ಮತ್ತೆ ಈ ವರ್ಕ್ ನಮ್ದೆಲ್ಲ ತುಂಬಾ ಖುಷಿ ಕೊಡುತ್ತೆ ಮನ್ಸಿಗೆ. ಮತ್ತೆ ಈ ಮಕ್ಕಳ ಕಸ ನಾವು ಈಗ ನಾ ಕರ್ಕೋ ಹತ್ತೆ ನಾ ಕಾರಲ್ಲಿ ಕರ್ಕೋ ಹತ್ತೆ ಪತ್ತಿಗೆ ಚಾಕ್ಲೇಟ್ ತೆಗಿಸಿ ಕೊಡ್ತೆ ಒಂದು ತಿಂಡಿ ತೆಗಿಸಿ ಕೊಡ್ತೆ. ಅವಳಿಗೆ ಹೇಳುದು ಪೇಪರ್ ವರ್ಕ್ ಬಿಸಾಡೋಕಿಲ್ಲ ಪ್ಲಾಸ್ಟಿಕ್ ಹರ್ಕೊಂಡು ತಿಂದಾದ್ಮೇಲೆ ಆ ಡೋರ ಒಂದ್ ಗ್ಯಾಪ್ ಇರುತ್ತೆ ಅದಕ್ಕೆ ಸಿಕ್ಸಿಡುದು. ಅವಳು ಅದೇ ತರ ಮಾಡ್ತಿದ್ದಾಳ. ಮತ್ತೆ ನಾನು ಈಗಳು ಕಾರಂಗಿತ್ತು ಬಾಟ್ಲಿ ಒಂದ್ 3-4 ಬಾಟ್ಲಿ ಇತ್ತು ಜ್ಯೂಸ್ ಕುಡಿದ್ ಬಾಟ್ಲಿ ಹುಡುಕ ಆಗ ನಿಜವಾಗ ಯಾವ ಜ್ಯೂಸ್ ಅಲ್ಲ ನಾ ಕುಡಿದ್ರೆ ಆ ಬಾಟ್ಲಿ ಹೊರ ಬಿಸಾಡುದಿಲ್ಲ ಕಾರಂಗ ಇಟ್ಕಂತದ್ದು. ಈಗಳು ಇತ್ತ ಡೋರ್ ಹಂಗ ಇವತ್ ಕಣ್ಕೊಂಡಿ ಕಾರಂಗಿತ್ತು ನಿನ್ನೆ ಐಸ್ ಕ್ರೀಮ್ ತಿಂದದ್ದ ಐಸ್ ಕ್ರೀಮ್ ಕವರ್ ಅದೇ ಇತ್ತ ಪೇಪರ್ ಆಯ್ಲಿ ಜರಿ ಅಲ್ಲಿ ಅಂತದೇ ಇಲ್ಲಿ. ಈಗ ನಾವು ಪ್ಯಾಟಿ ಕರ್ಕೋತ್ ಹೆಂಗ್ಸರ್ ಆಯ್ಲಿ ಅಪ್ಪ ಇಲ್ಲಿ ಯಾರು ಕರ್ಕೋತ್ ಮಕ್ಕಳಿಗೆ ತಿಂಡಿ ತೆಗಿಸಿ ಕೊಡ್ತಾರೆ. ತಿಂಡಿ ತೆಗಿಸಿ ಅವ್ರು ಹೇಳಕ್ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಹೇಳುದಿಲ್ಲ ಮಕ್ಕಳೇ ತಿಂಡಿ ತಿಂದಾದ್ಮೇಲೆ ಅದನ್ನ ಬಿಸಾಡ್ಬೇಡಿ ಅದ್ ನಮ್ ಕೈ ಕಿಸಿ ಎಲ್ಲೋ ಯಾಕರ್ ಹೈಕಣಿ ಅದನ್ನ ನಾವ್ ಮನೆ ತಂದ ಇವ್ರು ಹೇಳ್ದಂಗೆ ಅದನ್ನ ತಂದ ಪ್ಲಾಸ್ಟಿಕ್ ಇವ್ರ ತಕೊಂಡ ಬತ್ರ ಅದಕ್ಕೆ ಚೀಲಕ್ಕೆ ಹಾಕಿಟ್ರು ಆಗತ್ತೆ ಇವ್ರ ಅಂತ ಸುಮ್ನೆ ಐಕಂತ್ರ ಬಿಸಾಡ್ಬೇಡಿ ಅಂತ ಹೇಳುದಿಲ್ಲ ಅವ್ರ ಮಕ್ಕಳು ಬಿಸಾಡಲಿ ಅಂದ್ರೆ ಇವ್ರ ಕೈದು ತಪ್ಪಿ ಹೋದಂಗ ಆತ. ಈಗಲೇ ಯಾರು ಬ್ಯಾಗ್ ಹಿಡ್ಕ ಬರ್ತಿಲ್ಲ ಖಾಲಿ ಒಂದು ಮೊಬೈಲ್ ಒಂದು ಸಣ್ಣದೊಂದು ಪರ್ಸ್ ಬ್ಯಾಗ್ ಹಿಡ್ಕಂತಿಲ್ಲ. ಆದ್ರೂ ಮಕ್ಕಳ ಕಿಸಿ ಹಾಕೊಂಡ್ ಮಕ್ಕಳನ್ನು ಹೇಳಕ್ ಚೆಂಡಿ ವಸ್ತು ಇಲ್ಲಿ ಅಂತದೇ ಇಲ್ಲಿ ಒಂದ್ ಪ್ಲಾಸ್ಟಿಕ್ ಹಾಕೊಂಡು ಕಿಸಿ ಹಾಕೊಂಡು ಮನೆಗೆ ಬಂದದ್ರೆ ಅಂತ ನೀ ಇಲ್ಲಿ ಮಾಡಬಹುದು ಅದ್ ಮಾಡುದಿಲ್ಲ
2: ಆ ಮಕ್ಕಳ ಅದನ್ನ ಮತ್ತೆ ಫಾಲೋ ಮಾಡ್ತೋ ಅಂತ.
5: ಮತ್ತೆ ವಿವೇಕ ಹೈಸ್ಕೂಲ್ ಅಲ್ಲಿ ನಾವು ಎಂತ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಎಲ್ಲ ಮಾಡುತ್ತೆ ರವೇಣ್ಣ. ನಾವು ಎಲ್ಲ ಹೊತ್ತು ಅವರೊಟ್ಟಿಗೆ ಹೋಗಿ ಹೊತ್ತು ಮತ್ತೆ ಮಕ್ಕಳಿಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾರಲ್ಲ ಯಾವ್ದು ವಿವೇಕ ಹೈಸ್ಕೂಲ್ ಮಕ್ಕಳು ಆ ಮಕ್ಕಳ ನಾನು ಒಂದ್ ದಿವಸ ನಾನು ನಮ್ಮ ರಸ್ತೆ ನಾನು ಬೈಕ್ ಅಲ್ಲಿ ಹೋಗ್ತಿದ್ದೆ, ಎರಡು ಮಕ್ಕಳು ವೇಕಾಯಿಸ್ಕೊಂಡು ನಡ್ಕ ಕಾಟದಂಗ ಇಳ್ಕೊಂಡು ನಡ್ಕ ಹೋಗ್ತಾ ಇದ್ರು. ನಡ್ಕೊಪ್ಪ ಅವ್ರ ಕುರ್ಕಿರಿ, ಒಬ್ಬಳ ಕೈಯಲ್ಲಿ ಕುರ್ಕುರಿ ಮತ್ತವಳ ಕೈಯೆಲ್ಲ ಜ್ಯೂಸ್ ಬಾಟ್ಲಿ. ನಾನು ಫಾಲೋ ಮಾಡ್ತಾ ಇದ್ದೆ ಅವ್ರ ನಡ್ಕೊಪ್ಪ, ನಾ ಹಿಂದೆ ಇದ್ದೆ. ತಿಂದ್ರ ತಿಂದ್ರ ತಿಂದ್ರ ಅಲ್ಲಿ ತೆಗ್ಬಿಸಾಡಿ ಅವ್ರು. ಅವ್ರಿಗೆ ಮುಂಚೆ ಒಂದ್ ವಾರೋ ಒಂದ್ ತಿಂಗಳ ಹಿಂದೆ ನಾವು ಮಾಹಿತಿ ಕೊಟ್ಟಿ ಬಂದಿತ್ತು ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಮಾಡಿ ಅಂದ್ರೆ. ಆದ್ರೂ ಅದನ್ನ ಅಲ್ಲಿ ಬಿಸಾಡ್ರೆ ಕಂಡೆ. ನಾ ಮುಂದ್ ಬಂದ್ ಹೇಳ್ದೆ, ಎಲ್ಲಿ ಬಿಸಾಡ್ದೀನಿ ಕುರ್ಕುರಿ ಓಲ್ ನೈಕ್ರ ಅಂಗಡಿ ತಕ್ಕ ತಿನ್ಕ ಬತ್ತಿದ್ದೆ, ಎಲ್ಲಿ ಬಿಸಾಡ್ದೆ ನಾವು ಅಲ್ಲಿ ಬಿಸಾಡ್ದೆ ಅಂಕಲ್ ಅಂದ. ಅದು ಬಿಸಾಡ್ಬೇಡಿ, ನಿಮ್ ಮೊನ್ನೆ ಮಾಹಿತಿ ಕೊಟ್ಟಿರ್ ನೆನ್ಪಿತ್ತಲ್ದ, ಅದ್ ಎಂತ ಬಿಸಾಡ್ದಕ್ಕೆ ಇಲ್ಲ, ಇನ್ ಬಿಸಾಡ್ದು ಇಲ್ಲ ಅಂದ್ರೆ. ಆದ್ರೂ ಅವ್ರಿಗೆ ಅದೊಂದು ಜಾಗೃತಿ ಮೂಲಕ ಅವರಿಗೆ ಅಷ್ಟು ಇದ್ದ ಮಾಹಿತಿ ಕೊಟ್ಟ ಮೇಲೂ ನಾವು ನಮ್ಮ ಗ್ರಾಮ ನಾವು ಕ್ಲೀನ್ ಇಟ್ಕೊಳಕ್ ಕಸ ಬಿಸಾಡಿ ದನ ಕರು ಏನಾರು ತಿಂದು ಅವ್ರ ಆರೋಗ್ಯ ಹಾಳತ್ತ ಅದನ್ನ ಜಾಗೃತಿ ಯಾರು ಮಾಡೋದಿಲ್ಲ. ಮನೆಂಗಾರು ಹಾಗೆ ಪ್ಲಾಸ್ಟಿಕ್ ಈಗ ಒಂದು ಊಟ ತಕ ಬಂದ್ರೆ, ಒಬ್ರು ಒಂದು ಊಟಕ್ಕೆ ಕೆಲ್ಸಕ್ಕೆ ಬರ್ತಾರೆ, ಅವ್ರಿಗೆ ಒಂದು ಊಟ ತಕ ಬಂದ್ರೆ ಏಳು ಕೊಟ್ಟೆ ಇರುತ್ತೆ. ನಮ್ಮ ಅಧ್ಯಕ್ಷರು ಹೇಳ್ದ, ಮೋಹನ್ ಪೂಜಾರ್ ಹೇಳ್ದಂಗೆ, ಏಳು ಕೊಟ್ಟೆ ಇರತ್ತೆ. ಅದಲ್ಲೇ ಮತ್ತೊಂದು ದೊಡ್ಡ ಕೊಟ್ಟೆ ಇರತ್ತೆ, ಮಜ್ಜಿಗೆ ಬೇರೆ, ಹುಳಿ ಬೇರೆ, ಸಾರಿಗೆ ಬೇರೆ, ಪಾಯ್ಸಕ್ ಬೇರೆ, ಅಷ್ಟ ಮತ್ತ ಟೋಟಲ್ ಕಟ್ಟುದೊಂದು ಜರಿ ಇರುತ್ತೆ ಅದರಲ್ಲಿ.
2: ನಾವು ತಿಂಬಕಾಗ ಬಿಸಿ ಬಿಸಿ ಸಾಂಬಾರ ಸಾರ ಹಾಕಿ ಕೊಟ್ಟಿರ್ತಾರ ಅದನ್ನ ತಿಂಬಕ್ಕೆ.
5: ಲಾಸ್ಟ್ ಟೈಮ್ ಒಂದು ಹಾಗೆ ನಮ್ದು ನ್ಯೂಸ್ ಬಂದಿತ್ತು ಮೊಬೈಲ್ ಅಲ್ಲಿ ಬಂದಿತ್ತು, ಹೋಟ್ಲ ಅಲ್ಲಿ ಮಸಾಲ ದೋಸೆ ಆರ್ಡರ್ ಮಾಡಿ ಸ್ವಾಮಿಯವರು, ಅವ್ರಿಗೆ ನಿಜವಾಗಿ ಬಾಳೆಲ್ಲಿ ಹಾಕಿ ಕೊಟ್ಕಲ್ಲ, ಪ್ಲಾಸ್ಟಿಕ್ ಹಾಕಿ ಕೊಟ್ಟು, ಪ್ಲಾಸ್ಟಿಕ್ ಹಾಕಿ ಕೊಟ್ಟು ಕೂಡ ಆ ಪ್ಲಾಸ್ಟಿಕ್ ಮೆಲ್ಟ್ ಆಯ್ತು, ಬಿಸಿ ಮಾಡಿ ಹಾಕ್ರಲ್ಲ ಫುಲ್ ಮೆಲ್ಟ್ ಆಗಿ ಮುದ್ದೆ ಆಗಿತ್ತು. ನಮ್ಗಾಗಿ ನಮ್ಗೆ ಕೆಲವೊಂದು ಇದ್ರಲ್ಲಿ ಬಂದದಂದ್ರೆ ಪಂಚಾವಣದಲ್ಲೇ ಬಂದ ಮೇಲೆ ಜಾಗೃತಿ ಆದ್ ನಾವು, ಯಾಕಂದ್ರೆ ಯಾರಲ್ಲಿ ಓಟ್ನ ಮುಂಚೆ ಬಿಸಿ ಬಿಸಿ ಕುಡ್ತಿದ್ದು ಅದು ವಿಷಯ ಎಲ್ಲ ಬಂದ ಮೇಲೆ ನಮ್ಗೆ ತದ್ದು ಈ ಪ್ಲಾಸ್ಟಿಕ್ ಎಷ್ಟು ಬಿಡುತ್ತ ಪ್ಲಾಸ್ಟಿಕ್ ಲೋಡ್ ಅಂದ್ರ ಮೇಲೆ ಮನ ಅಂಗಡಿ ಹೋರೆ ನಮ್ಗೆ ಶ್ರೀ ಲೋಡ್ ಅಂದ್ರೆ ಚಾ ಕೊಡಿ ಅಂದ್ರೆ ನಾವು ಹೇಳಿ, ಯಾಕಂದ್ರೆ ಹೇಳ್ರೆ ಅದ್ರ ಮಾಹಿತಿ ಬಂದಿತ್ತಲ್ಲ ಅಂತ.
1: ಒಂದು ವರ್ಷದಿಂದ ನಾನೊಂದು ಮನೆ ಕಟ್ತಾ ಇತ್ತು, ಆ ಮನೆ ಕಟ್ಟಬೇಕಾದ್ರೆ ದಿವಸಕ್ಕೆ 7 ರಿಂದ 8 ಜನ ಮೇಸ್ತ್ರಿಗಳು ಬರ್ತಾರೆ, ಅವ್ರು ಬಂದ್ ಬರ್ಬೇಕಾದ್ರೆ ನಾನು ಫಸ್ಟ್ ಅವ್ರಿಗೆ ಹೇಳಿದ್ದೆ, ನೀವು ಪ್ಲಾಸ್ಟಿಕ್ ಊಟ ತಗೊಂಡ್ ಬಂದಿದ್ರೆ ಅದನ್ನ ಕ್ಲೀನ್ ತೊಳೆದಿಡಿ ಅಂತ. ಅವ್ರು ಆ ಕೆಲಸನ ಮಾಡ್ಲಿಲ್ಲ, ಒಂದು ದಿವಸ ಮಾಡಿದ್ರು, ಆಮೇಲೆ ನೋಡ್ಬೇಕ ಕವರ್ ಅಲ್ಲಿ ಕಟ್ಟಿ, ಯಾಕಂದ್ರೆ ಅವ್ರು ಅಲ್ಲೇ ಜೇರಿ ಕೊಟ್ಟಿ ಅದ್ರ ಕೂಡ ಅದ್ರೊಳಗೆ ಅನ್ನ ಅಲ್ಲೇ ಸಾಂಬಾರ್ ಅಲ್ಲೇ, ಯಾಕಂದ್ರೆ ಸಾರ್ವ ಜನ ಯೋಚನೆ ಮಾಡ್ಬೇಕು ಅದನ್ನ ಏನ್ ಮಾಡ್ತಾರ ಅನ್ನೋದಲ್ಲ. ಬಿಡಿಸಿ ಬಿಡಿಸಿ ಹೇಳಿದೆ ಅವ್ರು ನನ್ ಮೇಲೆ ಸಿಟ್ಟವ್ರಿಗೆ, ನಿಂದ ಒಂದೇ ಸಹಿ, ನಿಂದ ಒಂದ್ ಮನೆಗೆ ಸಹಿ ಮರ, ನಾವು ಮತ್ತೆಲ್ಲ ಬರ ಹಿಂಗ್ ಮಾಡುದಿಲ್ಲ ಅಂತ. ಅದು ತಪ್ಪು. ಅವ್ರು ಎದ್ರೆ ಆ ಸಾಂಬಾರ್ ಜರಿ ಕೊಟ್ಟಿ, ಸಾಗು ಜರಿ ಕೊಟ್ಟಿ, ಚಟ್ನಿ ಜರಿ ಕೊಟ್ಟಿ, ತೋಳದ ತಲ್ಕಂದಿ ಬಿಟ್ಟು ಒಣಸಿ ಅದನ್ನ ನಾನು ಮನೆಗೆ ಗುರುವಾರ ಗುರುವಾರ ಕಲೆಕ್ಷನ್ ಬರ್ತಾರೆ ಅವ್ರಿಗೆ ಕೊಡ್ತಾ ಇದ್ದೆ. ಜನ ಅಷ್ಟು ಹೇಳಿದ್ರು ಅರ್ಥ ಮಾಡ್ಕೊಂಡ್ರ ಮೇಲೆ ಅಂತ, ಅವ್ರದ್ದು ಗಲಾಟೆ ಮಾಡ್ಕೊಂಡು ನಾವೇನು ಸಾರ್ವಜನಿಕರು ಏನ್ ಮಾಡ್ಬೇಕಂತ ಹೇಳಿದ್ರೆ, ಇವತ್ತು ನಂದು ಒಂದ್ ಸಣ್ಣ ಕ್ಯಾಂಟೀನ್, ಎಷ್ಟೋ ಜನ ಬರ್ತಾರೆ ಅವ್ರಿಗೆ ಹೇಳ್ತಾರೆ, ಯಾಕಂದ್ರೆ ಅವ್ರು ದಿನೇಶ್ ಆಚಾರ್ಯ ಹೇಳಿದ್ರೆ ಸ್ಟೀಲ್ ಗ್ಲಾಸ್ ಅಲ್ಲಿ ನಮ್ಮ ಹೋಟ್ಲೆ ಬಂದ ನೂರಕ್ಕೆ 100 ಸತ್ಯ. ಯಾಕಂದ್ರೆ ಎಲ್ಲರೂ ನಮ್ಮ ಸಂಘಟನೆ ಇರುವವರೆಲ್ಲರೂ 27 ಜನ ಮಹಿಳೆಯರಿರ್ಬಹುದು, 30-32 ಜನ ಯುವಕ ಮಂಡಲದ ಹುಡುಗರಿರ್ಬಹುದು, ಇವತ್ತು ನಮ್ಮಲ್ಲಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕುಡಿಯುವುದಿಲ್ಲ, ಪ್ಲಾಸ್ಟಿಕ್ ಲೋಟದಲ್ಲಿ ನೀರು ಕುಡಿಯುವುದಿಲ್ಲ, ಎಲ್ಲ ಅವಾಯ್ಡ್ ಮಾಡಿದ್ದಾರೆ, ಪ್ಲಾಸ್ಟಿಕ್ ಅಲ್ಲಿ ತಂದು ಕಟ್ಟದನ್ನ ವಸ್ತುಗಳು ತಿನ್ನುವುದಿಲ್ಲ. ಆದ್ರೆ ಒಂದು 70% ನಮ್ಮಲ್ಲಿ ಅವಾಯ್ಡ್ ಮಾಡಿದ್ದಾರೆ ಇವಾಗ, ಅದನ್ನ ನೋಡಿ ಬೇರೆಯವ್ರು ಕಲಿತಿದ್ದಾರೆ. 150 ವಾರ ಇದರಲ್ಲೂ 5.5 ಕಿಲೋಮೀಟರ್ ನಾವು ಬೀಚ್ ಕ್ಲೀನ್ ಮಾಡಿದ್ವಿ, 200ನೇ ವಾರಕ್ಕೂ ಹೆಚ್ಚು ಕಡಿಮೆ 3-4 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಕ್ಲೀನ್ ಮಾಡಿತ್ತು. ಹೀಗೆ 300 ವಾರ ಈ 300ನೇ ವಾರಕ್ಕೆ ಹೆಚ್ಚು ಕಡಿಮೆ ಕೋಡಿಯಿಂದ ಕೋಟಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯವರೆಗೆ 5.5 ಕಿಲೋಮೀಟರ್ ಬೀಚ್ ಕ್ಲೀನ್ ಮಾಡಿದ್ದೇವೆ. ಸಾಧಾರಣ ನನ್ನ ಅಂಜಾದ ರೆಕಾರ್ಡ್ ಅದು, ಯಾಕಂದ್ರೆ ಯಾವ ಸಂಘಟನೆಯವರು ಮಾಡ್ಲಿಕ್ಕಿಲ್ಲ. ಕೋಡಿಯಿಂದ ಹೆಚ್ಚು ಕಡಿಮೆ ರಾಷ್ಟ್ರೀಯ ನಮ್ಮ ಬೀಚಿನ ಕೋಡಿಯಿಂದ ನಮ್ಮ ಸಂಘಟನೆ ಜೊತೆಲಿ ಇತರ ಸಂಘಟನೆ ಇರ್ಬೋದು, ಮನೋರ್ ಫ್ರೆಂಡ್ಸ್ ಇರ್ಬೋದು, ಹಂದಟ್ಟು ಮಹಿಳಾ ಬಳಗ ಇರ್ಬೋದು. ಮತ್ತೆ ನಮ್ಗೆ ಇನ್ನೊಂದು ದೊಡ್ಡ ಏನಂತ ಹೇಳಿದ್ರೆ ಗೀತಾನಂದ ಫೌಂಡೇಶನ್ ಅವ್ರು ನಮ್ಮನ್ನ ಈ ಮಟ್ಟಕ್ಕೊಂದು ಬೆಳೀಲಿಕ್ಕೆ ಕಾರಣ ಗೀತಾನಂದ ಫೌಂಡೇಶನ್ ಅವ್ರು, ನಮ್ಮ ಅದು ಪ್ರವರ್ತಕರಾದ ಆನಂದ್ ಸಿಕ್ಕಿಂದ ಅವ್ರು ಅದನ್ನ ನಮ್ಮನ್ನ ಬೆನ್ ತಟ್ಟಿದ್ದಾರೆ, ನೀವು ಈ ನಮ್ಮನೆ ಕೆಲಸ ಮಾಡ್ಬೇಕಂತ. ಇವತ್ತು ನಾವು ಪಂಚವರ್ಣ ಸಂಘಟನೆಯವರು ಒಂದೆರಡು ಕೆಲಸ ಮಾಡ್ಲಿಲ್ಲ, ಯಾಕಂದ್ರೆ ನಮ್ಮ
2: ಈಗ ನಿಮ್ದು

0: ಅವರಿಗೆ ಆಗುವ ಆನಂದ ನೋಡಿ, ಖುಷಿ ನೋಡಿ ಅವ್ರ ಮುಖದಲ್ಲಿ ಅಂತ ಹೇಳಿದ್ರು. ಅದಕ್ಕೆ ನಾವೇನ್ ಮಾಡ್ತೇವೆ ಅಂದ್ರೆ, ಇವತ್ತು ನಮ್ದು 55 ರೈತರನ್ನ ಗುರುತಿಸಿದೆ. ಪ್ರತಿ ತಿಂಗಳ 55 ತಿಂಗಳಿಂದ 55 ರೈತರನ್ನು ಪ್ರತಿ ತಿಂಗಳ ಒಮ್ಮೊಮ್ಮೆ ರೈತರನ್ನ ಗುರುತಿಸುವಂತ ಕಾರ್ಯಕ್ರಮಗಳು. ಯಾಕಂದ್ರೆ ನಾವು ಇವತ್ತೇನು ರೈತರನ್ನು ಗುರುತಿಸಿದ್ದೇವೆ, ಆ ರೈತರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡ ಇಬ್ಬರು ರೈತರಿದ್ದಾರೆ ನಮ್ಮ ಇದರಲ್ಲಿ. ಯಾಕಂದ್ರೆ ನಾವು ರೈತರಡೆ ನಮ್ಮ ಕಾರ್ಯಕ್ರಮದಲ್ಲಿ ಬರೀ ರೈತರಿಗೆ ಹೋಗಿ ಅವರಿಗೆ ಒಂದು ಶಾಲ್ ಹಾಕಿ ಬರುವಂತದ್ದಲ್ಲ, ಅವ್ರಿಗೆ ರೈತರಿಗೆ ಬೇಕಾಗಿರೋ ಒಂದು ಪರಿಕರಗಳನ್ನು ಅವ್ರ ಮನೆಗೆ ಕೊಟ್ಟು ಬರ್ತೇವೆ. ಅವ್ರ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಒಂದು ಗೋಪೂಜೆ ಮಾಡಿ ರೈತರಿಗೆ, ಆ ರೈತರಲ್ಲಿರೋ ಅವ್ರ ಮನೆಯಲ್ಲಿರೋ ದನಕ್ಕೊಂದು ಗೋಪೂಜೆ ಮಾಡಿ ಆ ರೈತರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಒಂದು ಸನ್ಮಾನ ಮಾಡಿದಾಗ ಆ ರೈತರಲ್ಲಿರುವಂತ ಖುಷಿಗಳು ನೋಡ್ಬೇಕು, ಎಂತ ಖುಷಿ. ಯಾಕಂದ್ರೆ ಒಂದು ನಾವು ಬೇಳೂರಲ್ಲಿ ಒಂದು ಒಂದು ಹುಡುಗಿ ನಾವು ಸನ್ಮಾನ ಮಾಡಿತ್ತು, ದಿಶಾ ದೇವಾಡಿಗ, ನಿಶಾ ದೇವಾಡಿಗ ಅಂತ. ಆ ಹುಡುಗಿ ಆವಾಗಲೇ ಒಂದು ತಾಯಿ ತಂದೆ ನನ್ನ ತೀರಿ ಹೋಗಿದ್ರು, ತಂದೆ ಮಾಡ್ತಿದ್ದನ್ನ ಕೆಲಸವನ್ನು ಬಿಡಬಾರ್ದು ಅಂತ ಹೇಳಿ ಆ ಹುಡುಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ಲು. ಅವಳು ಚಾವಂತಿ ಇರ್ಬೋದು, ಕರ್ಗುಂಜಿ ಇರ್ಬೋದು, ಆವುಡಿ ಇರ್ಬೋದು, ಉದ್ದ ಇರ್ಬೋದು, ಹೆಸರು ಇರ್ಬೋದು, ಬತ್ ಇರುವಂತ ಜಾಗದಲ್ಲಿ ಸ್ವಲ್ಪ ಗೇಣಿ ಜಾಗದಲ್ಲಿ ಇರ್ಬೋದು. ಯಾಕಂದ್ರೆ ಆ ಹುಡುಗಿಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಅದರಲ್ಲಿ ನಮ್ಮಲ್ಲಿ ಒಬ್ಬರು ಜಯರಾಮ್ ಶೆಟ್ರ ಅಂತ, ಒಬ್ಬ ಭಾಸ್ಕರ್ ಶೆಟ್ರ, ಅವರಿಗೆಲ್ಲ ನಮ್ಮ ನಾವು ಮಾಡಿದ ರೈತರಡೆ ಕಾರ್ಯಕ್ರಮ ಮಾಡದಂತ ವ್ಯಕ್ತಿಗಳಿಗೆಲ್ಲ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಸಿಕ್ಕಿದೆ 55 ಜನರಿಗೆ. ಯಾಕಂದ್ರೆ ನಾವು ಇಲ್ಲಿ ಬರೇ ಕೋಟ ಒಂದೇ ಇಟ್ಕೊಂಡಿಲ್ಲ, ಕೋಟ ಇರ್ಬೋದು, ತೆಕ್ಕಟ್ಟೆ ಇರ್ಬೋದು, ಸಾಸ್ಥಾನ ಇರ್ಬೋದು, ಪಾಂಡೇಶ್ವರ ಇರ್ಬೋದು, ಹಂಗಾರ್ಕಟ್ಟೆ, ಕೋಡಿ, ಪಾರಂಪಳ್ಳಿ, ಸಾಲಿರಾಮ, ಸಾಸ್ಥಾನ, ಆ ಭಾಗದಲ್ಲಿರುವ ರೈತರನ್ನೆಲ್ಲ ಹೋಗಿ ಗುರುತಿಸಿದ್ದೇವೆ. ಅವಾಗ ರೈತ ಅವ್ರು ಹೇಳುದು, ನೀವು ಎಂತ ಮಾಡ ಪಂಚಾವಣದಲ್ಲಿ ಬಂದು ನಮ್ಮ ಮನೆಗೆ ಒಂದು ಸನ್ಮಾನ ಮಾಡಿರಲ್ಲ, ನಮ್ಗೆ ದೊಡ್ಡ ಖುಷಿ ಅಂತವೆ. ಅದಕ್ಕಿಂತ ಖುಷಿ ಅಂತ ಇತ್ತು ನಮ್ಮ ಒಂದು ಸಂಘಟನೆಗೆ, ಉಡುಪಿ ಜಿಲ್ಲಾ ರೋಟರಿ ಪ್ರಶಸ್ತಿ ಕೊಟ್ಟಿದ್ದಾರೆ ನಮ್ಗೆ, ಮಣಿಪಾಲದಲ್ಲಿ ಆಗಿರೋ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅವ್ರು ಇಂತಿಂತ ದೊಡ್ಡ ಪ್ರಶಸ್ತಿಗಳೆಲ್ಲ ಕೊಟ್ಟಿದ್ದಾರೆ. ಈಗ ನಾವು ಪ್ರಶಸ್ತಿಯನ್ನ ನಾವು ಅರಿಸ್ತಾ ಹೋಗ್ಲಿಲ್ಲ, ಪ್ರಶಸ್ತಿ ನಮ್ಮನ್ನ ಹುಡ್ಕೊಂಡು ಬಂತು. ಅದಕ್ಕೆ ನಮ್ಗೆ ದೊಡ್ಡ ಖುಷಿ. ಒಂದು ಸಣ್ಣ ಮಟ್ಟದ ಕಾರ್ಯಕ್ರಮ, ರಾಜ್ಯೋತ್ಸವ ಅನ್ನೋ ಕಾರ್ಯಕ್ರಮ ಮಾಡಿ, ಆ ಕಾರ್ಯಕ್ರಮದಲ್ಲಿ ಬರೇ ರಾಜ್ಯೋತ್ಸವ ಅಲ್ಲ, ಆ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿರೋರು, ಹೊರ ಜಿಲ್ಲೆಯಲ್ಲಿರೋರು, ನಮ್ಮ ರಾಜ್ಯದಲ್ಲಿರೋರನ್ನ ಪ್ರಭಾವಿ ವ್ಯಕ್ತಿಗಳನ್ನ, ಗಣ್ಯ ವ್ಯಕ್ತಿಗಳನ್ನ, ಬೇರೆ ಒಳ್ಳೊಳ್ಳೆ ಕೆಲಸ ಮಾಡಿದ ವ್ಯಕ್ತಿಗಳನ್ನ ನಾವು ಗೌರವಿಸ್ತೇವೆ, ಗುರುತಿಸ್ತೇವೆ ಬಂದವೆ. ವಿಆರ್ಎಲ್ ಮಾಲೀಕರಾದ ವಿಜಯ ಸಂಕೇಶ್ವರ ಇರ್ಬೋದು, ಹಿಂದೆ ನಮ್ಮ ಕರ್ನಾಟಕ ಬ್ಯಾಂಕಿನ MD ಅವರಾದ ಮಾವಲೇಶ್ವರ ಭಟ್ರು ಇರ್ಬೋದು, ಪತ್ರಕರ್ತರಾದ ವಿಜಯಲಕ್ಷ್ಮಿ ಸುಬ್ರೂರು ಅವರು ಸತ್ಯ ಕಾರ್ಯದ ಸನ್ಮಾನ ಮಾಡಿದ್ದೇವೆ, ನಮ್ಮ ಕ್ರೀಡಾಪಟು ರಿಶಾಂಕ್ ದೇವಳಿಗೆ ಇರ್ಬೋದು, ಮುಖ್ಯಮಂತ್ರಿ ಚಂದ್ರು, ಉಮಾಶ್ರೀ. ನೋಡಿ ನಮ್ದು ವಿಶೇಷ ನೋಡಿ, ಹರೇಕಾಳ ಹಾಜಪ್ಪ ಅನ್ನೋ ಒಂದು ವ್ಯಕ್ತಿ ನಾವು ನಮ್ಮ ಕರ್ನಾಟಕ ನಮ್ಮ ಪಂಚವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದೇವೆ, ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ. ಎಂತ ನೋಡಿ ಎಂತ ವ್ಯಕ್ತಿಗಳನ್ನ ನಾವು ಸನ್ಮಾನ ಮಾಡಿದ್ದೇವೆ ಅನ್ನೋದು. ಅಶಕ್ತರಿಗಿರ್ಬೋದು, ಆರೋಗ್ಯ ಅನಾರೋಗ್ಯ ಪೀಡಿತರಿಗಿರ್ಬೋದು, ಒಂದು ವರ್ಷದಲ್ಲಿ 2.5 ಲಕ್ಷ ರೂಪಾಯಿ ನಾವು ಅವರಿಗೆ ದಾನ ಮಾಡ್ತೇವೆ. 2.5 ಲಕ್ಷ ರೂಪಾಯಿ ಸಂಘದ ಸ್ವಂತ ದುಡ್ಡಲ್ದಿರೋ ದಾನಿಗಳಿಂದ ಬಂದ ದುಡ್ಡನ್ನ ನಾವು ಅದನ್ನ ದಾನ ಮಾಡ್ತೇವೆ. ಹೊಸ ಬದುಕು ಅಂತ ಅನಾಥಾಶ್ರಮ ಇದೆ, ಅಲ್ಲಿ ಹೋಗಿ ಆ ಆಶ್ರಮಕ್ಕೆ ದಿನಸಿಗಳನ್ನ, ಯಾಕಂದ್ರೆ 100 ರೂಪಾಯಿ 200 ರೂಪಾಯಿದಲ್ಲ, ಒಂದು 20-25 ಸಾವಿರ ರೂಪಾಯಿ ದಿನಸಿ ಇರ್ಬೋದು, ಅವರಿಗೆ ಸ್ವಲ್ಪ ಮೌಲ್ಯಗಳನ್ನು ಕೊಟ್ಟು. ಅದೇ ರೀತಿಯಲ್ಲಿ ಬ್ರಹ್ಮಾವರದಲ್ಲಿ ಅಪ್ಪ ಅಮ್ಮ ಆಶ್ರಮ ಇರ್ಬೋದು, ನಿಮ್ಮ ಕೋಣೆಯಲ್ಲಿ ಒಂದು ಇದಿದೆ, ಯಾಕಂದ್ರೆ ಅವರು ಮಾನಸಿಕ ಕೋಣಿ, ಮಾನಸಿಕ ಅಸ್ತವ್ಯಸ್ತ ಒಂದು ಮಕ್ಕಳದೊಂದು ಸಣ್ಣ ಆಶ್ರಮ ಇದೆ. ಪ್ರತಿ ಸ್ವಾತಂತ್ರ್ಯೋತ್ಸವದಲ್ಲ ನಾವು ಧ್ವಜಾರೋಹಣ ಮಾಡಿ ಇಲ್ಲಿದ್ದವರು ಸಿಹಿ ತಿಂಡಿ ಕೊಟ್ಟು ನಾವು ಹಣ್ಣು ಹಂಪಲುಗಳನ್ನು ಮತ್ತು ಇಷ್ಟು ದಿನಸಿಗಳನ್ನು ತಗೊಂಡು ಪ್ರತಿಯೊಂದು ಆಶ್ರಮಕ್ಕೂ ಇವತ್ತಿಗೂ ನಾವು ಮಡ್ಕ ಬರ್ತಿದ್ದೇವೆ. ಒಂದು 5 ಮಕ್ಕಳಂತೂ ತಗೊಂಡಿದ್ದೇವೆ, 5 ಮಕ್ಕಳನ್ನು ಹೆಚ್ಚು ಕಡಿಮೆ 10 ವರ್ಷ ಇತ್ತು ಒಂದು ಫಸ್ಟ್ ಒಂದು ಮಗುವಿನ ದತ್ತು ತಗೊಂಡದ್ದು. ಇವತ್ತು 5 ಮಕ್ಕಳಾಗಿದ್ದಾರೆ ನಮ್ಮ ಪಂಚವರ್ಣ ಸಂಸ್ಥೆಯಲ್ಲಿ. ಆ ಮಕ್ಕಳ ಸಂಪೂರ್ಣ ಖರ್ಚು ವೆಚ್ಚ, ಶಾಲೆ ಹೋಗೋದಿರ್ಬೋದು, ಶಾಲೆ ಹೋಗೋ ಬಸ್ಸಿನ ಚಾರ್ಜ್ ಇರ್ಬೋದು, ಆ ಮನೆಯಲ್ಲಿ ಇವತ್ತು ಮನೇಲಿ ಹಾಕುವಂತ ಬಟ್ಟೆ ಇರ್ಬೋದು, ಪ್ರತಿಯೊಂದನ್ನು ನಾವು ನೋಡ್ತೇವೆ. ನಮ್ಮ ಮುಂದಿನ ಯೋಚನೆ ಏನು ಹೇಳಿದ್ರೆ ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಡುವಂಥದ್ದು. ಇಂಥ 10 ಹಲವು ಕಾರ್ಯಕ್ರಮ ಮೇಡಮ್ ನಮ್ಮ ಇನ್ನೂ ಹೇಳ್ತಾ ಹೋದ್ರೆ ಆ ಕಾರ್ಯಕ್ರಮದ ಲೀಸ್ಟ್ ಇದೆ. ದೊಡ್ಡಣ್ಣನದ ಚಿತ್ರನಟರು ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಸಹಕಾರ ಮಾಡ್ತಾನೆ ಹೇಳಿದಾಗ ನಮ್ಗೆ ನಮ್ಮ ಸಂಘದಲ್ಲಿರೋರಿಗೆಲ್ಲ ಎಷ್ಟು ಖುಷಿ ಆಗುತ್ತೆ. ನಮ್ಮ ಸಂಘಟನೆ ಯಾವ ಮಟ್ಟಕ್ಕಿದೆ, ನಮ್ಮ ಸಂಘಟನೆ ಇನ್ನೂ ಬೆಳಿಬೇಕು, ಇನ್ನೂ ಸಮಾಜಮುಖಿ ಕೆಲಸಗಳು ಮಾಡಬೇಕು, ನಮ್ಮ ಸಂಘಟನೆ ಇನ್ನೂ ಯೋಚನೆಗಳ ತುಂಬಾ ಇದೆ.
1: ಸುಜಾತ ಮೇಡಮ್, ನೀವು ಸಂಚಾಲಕಿ ಅಲ್ಲ?
2: ಹೌದು.
1: ಸೊ ಎಂತೆಲ್ಲ ಆಯ್ತು ನಿಮ್ಮಿಂದ ಅಥವಾ ನಿಮ್ಮೆಲ್ಲರಿಂದ ಕೆಲಸಗಳು, ಎಲ್ಲ ಹೆಣ್ಮಕ್ಕಳನ್ನ ಒಟ್ಟಾಕಂಡ ಪಂಚವರ್ಣ ಯುವಕ ಮಂಡಲ ಇದ್ರೊಟ್ಟಿಗೆ ಸೇರ್ಕೊಂಡ ಏನೆಲ್ಲ ಕೆಲಸಗಳಾಯ್ತು ಅದನ್ನೊಂಚೂರು ಹೇಳಿಬಿಡಿ.
2: ಪಂಚವರ್ಣ ಯುವಕ ಮಂಡಲ, ಮಹಿಳಾ ಮಂಡಲ, ಪಂಚವರ್ಣ ಯುವಕ ಮಂಡಲದ 25ನೇ ವರ್ಷಕ್ಕೆ ಮಹಿಳಾ ಮಂಡಲವನ್ನ ಸ್ಥಾಪನೆ ಮಾಡಿದ್ರು. ಆದ್ರೆ ನಾನು ಪಂಚವರ್ಣ ಯುವಕ ಮಂಡಲದಿಂದ ಸರಿಸುಮಾರಾಗಿ 10 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ ಮಹಿಳಾ ಮಂಡಲದ ಸ್ಥಾಪನೆಗಿಂತ ಮುಂಚೆಯಿಂದನು. ಯಾಕಂದ್ರೆ ನಮ್ಮದೊಂದು ವಿಪ್ರ ಸಂಘಟನೆ ಇದೆ ಸಾಲಿಗ್ರಾಮದಲ್ಲಿ, ಆ ವಿಪ್ರ ಸಂಘಟನೆಯ ಸಹಯೋಗ ಪಂಚವರ್ಣ ಮಹಿಳಾ ಮಂಡಲದ ಯುವಕ ಮಂಡಲದ ಜೊತೆ ಹಲವಾರು ಕಾರ್ಯ

0: ವಿಕ್ರಮ ಜೊತೆ ಬಂದವರು. ಆ ಒಂದು ವಿಪ್ರಮಹಿಳಾ ಬಳಗದಿಂದ ನಾನು ಒಬ್ಬ ಸಾಮಾನ್ಯ ಸದಸ್ಯೆಯಾಗಿ ಪಂಚವರ್ಣ ಯುವಕ ಮಂಡಲದವರ ಜೊತೆ ಸ್ವಚ್ಛತಾ ಅಭಿಯಾನಕ್ಕೆ ಬಂದವರು. ಬಹಳ ಖುಷಿ ಅನ್ಸೋದು ಅವರ ಸ್ವಚ್ಛತಾ ಅಭಿಯಾನ. ಪ್ರತಿ ಭಾನುವಾರ ಸ್ವಚ್ಛ ಮಾಡುವಂಥದ್ದು ರಸ್ತೆ ಇರ್ಬೋದು, ಕಡಲ ಕಿನಾರೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಇವೆಲ್ಲವನ್ನ ಸ್ವಚ್ಛ ಮಾಡುವಾಗ ನನಗೆ ಒಂದು ಖುಷಿಯಾಗಿದ್ದು ಅವರ ಒಂದು ಸ್ವಚ್ಛತಾ ಅಭಿಯಾನ. ಅದ್ರ ಜೊತೆ ಜೊತೆಯಲ್ಲಿ ಮಳೆಗಾಲದ 3 ತಿಂಗಳು ಗಿಡ ನೆಡುವಂಥದ್ದು, ಗೀತಾನಂದಣ್ಣ ಫೌಂಡೇಶನ್ ಇರ್ಬೋದು, ಅನ್ನಪೂರ್ಣ ನರ್ಸರಿ ಇರ್ಬೋದು, ಸಮುದ್ಯತ ಗ್ರೂಪ್ನವರ ಇವರೆಲ್ಲರ ಸಹಕಾರದಿಂದ ಒಂದು 1000 ಗಿಡ ನೆಡುವ ಯೋಜನೆ, ಹಲವಾರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಗೆ ಹಲವಾರು ಸಂಘ ಸಂಸ್ಥೆಗಳ ಒಂದು ನೆರವಿನಿಂದ ಆಯಾ ಪ್ರದೇಶಕ್ಕೆ ಹೋಗಿ ಆಯಾ ಸಂಘಟನೆಯವರ ನೆರವಿನಿಂದ ಅಲ್ಲಿ ಗಿಡವನ್ನ ನೆಟ್ಟು, ಕಾರಣ ಅಷ್ಟೇ ನಾವು ಆ ಊರಿಗೆ ಹೋಗ್ತೇವೆ ಅಂತ ಹೇಳಿದ್ರೆ ಆ ಊರಿನಲ್ಲಿ ಒಂದು ಸಂಘಟನೆ ಇದೆ ಅಂದ್ರೆ ನಮ್ಮ ನಾವು ನೆಟ್ಟ ಗಿಡವನ್ನ ಅವರು ಪೋಷಿಸ್ತಾರೆ, ಬೆಳೆಸ್ತಾರೆ. ಆ ಒಂದು ಉದ್ದೇಶದಿಂದ ಯಾವ ಊರಿಗೆ ಹೋದ್ರು, ಈಗ ಕೋಡಿಯಲ್ಲಿ ಹೋದ್ರೆ ಕೋಡಿಯಲ್ಲಿ ಯಮುನಾ ಮೇಡಮ್ ಅಂತಿದ್ದಾರೆ, ಆ ಯಮುನಾ ಮೇಡಮ್ ಅವರ ಒಂದು ಸಂಘಟನೆ ನಾವು ಅವರ ಒಂದು ನೆರವಿನಿಂದ ಅಲ್ಲಿ ಗಿಡ ನೆಡ್ತಾ ಇದ್ದೇವೆ. ಈಗ ಅವರೇ ಸ್ವತಂತ್ರವಾಗಿ ಗಿಡ ನೆಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಪಂಚವರ್ಣ ಯುವಕ ಮಂಡಲದ ಒಂದು ನೆರವಿನಿಂದ. ಪ್ರಾಯಶಃ ಅದು ನಮಗೊಂದು ಹೆಮ್ಮೆ, ಯಾಕಂದ್ರೆ ನಮ್ಮ ಒಂದು ಮಾರ್ಗದರ್ಶನದಿಂದ ಅಲ್ಲಿ ಯಮುನಾ ಅವರು ಕೋಡಿಯಲ್ಲಿ ಗಿಡ ನೆಡ್ತಾರೆ ಎನ್ನುವಂಥದ್ದು. ಪ್ರತಿ ಭಾನುವಾರ ಅವರು ಒಂದು 10-15 ಮನೆಗಳಿಗೆ ಗಿಡ ನೆಡ್ಕೊಂಡು ಈಗ ಸರಿಸುಮಾರಾಗಿ 2 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅಲ್ಲಿ ನಾವೀಗ ತೆಕ್ಕಟ್ಟೆ ಭಾಗಕ್ಕೆ ಬಂದ್ರೆ ತೆಕ್ಕಟ್ಟೆ ಭಾಗದ ಅಲ್ಲಿ ಒಂದು ಸಂಘಟನೆ, ಮಣೂರು ಭಾಗಕ್ಕೆ ಹೋದ್ರೆ ಮಣೂರ ಫ್ರೆಂಡ್ಸ್ ಅವರ ಸಂಘಟನೆ ಇರ್ಬೋದು, ಹಂದಟ್ಟು ಬಂದ್ರೆ ಹಂದಟ್ಟು ಮಹಿಳಾ ಬಳಗದವರ ಸಂಘಟನೆ, ಹೀಗೆ ಆಯಾಯ ಸಂಘಟನೆಗಳಿಗೆ ಊರಿಗೆ ಹೋದಾಗ ಅಲ್ಲಿಯ ಸಂಘಟನೆಗಳ ವಿಶ್ವಾಸದೊಂದಿಗೆ ನಾವು ಗಿಡ ನೆಡುವಂತಹ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಅವ್ರು ಹೇಳಿದಾಗೆ ರೈತರಡೆ ನಮ್ಮ ನಡೆ ಕಾರ್ಯಕ್ರಮ ಸರಿಸುಮಾರಾಗಿ ನಾವು ಕೊರೋನಾಕ್ಕೂ ಮುಂಚೆ ನಾವು ಪ್ರಾರಂಭಿಸಿದ್ದು, ಮಧ್ಯದಲ್ಲಿ ಕೊರೋನಾ ಬಂದದ್ರಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಅಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಎನ್ನುವಂತಹ ಸರ್ಕಾರದ ಆದೇಶದೊಂದಿಗೆ ಅಲ್ಲೊಂದಿಷ್ಟು ಕಾರ್ಯಕ್ರಮ ಮಾಡಿದೆ. ಅದನ್ನ ನಿತ್ಯ ನಿರಂತರವಾಗಿ ಪ್ರತಿ ತಿಂಗಳು ಓರ್ವ ರೈತರನ್ನ ನಾವು ಆಯಾಯ ಭಾಗದಲ್ಲಿ ಗುರುತಿಸಿಕೊಂಡು ಬರ್ತಾ ಇರುವಂಥದ್ದು. ಪಂಚವರ್ಣದವರ ಬೆಳ್ಳಿ ಹಬ್ಬದಂದು ನಮ್ಮ ಮಹಿಳಾ ಮಂಡಲ ಸ್ಥಾಪನೆ ಆಯಿತು. ಮಹಿಳಾ ಮಂಡಲದಲ್ಲಿ ಪ್ರಥಮವಾಗಿ ನಾನು ಸದಸ್ಯೆಯಾಗಲಿಲ್ಲ, ತದನಂತರದಲ್ಲಿ ಒಂದು 6 ತಿಂಗಳು ಬಿಟ್ಟಾದ ಮೇಲೆ ನಾನು ಸದಸ್ಯೆಯಾಗಿ ಬಂದವಳು. ಯಾಕಂದ್ರೆ ನಾನು ಹೇಳಿದೆ ಫಸ್ಟ್ ಕೇಳಿದವಾಗ, ನಾನು ಅದಾಗಲೇ ಕೂಡ ನಾನು ಒಂದು ಸಂಘಟನೆಯಿಂದ ಪಂಚವರ್ಣ ಯುವಕ ಮಂಡಲದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಹಾಗಾಗಿ ನನ್ನನ್ನು ಪ್ರತ್ಯೇಕವಾಗಿ ಅಲ್ಲಿ ಮತ್ತೆ ಪುಣಿಸ್ಕೊಳ್ಳೋದು ಬೇಡ ಅಂತೇಳಿ ಹೇಳಿ, ಇಲ್ಲ ಮತ್ತೆ ಇವರು ಪುಷ್ಪ ಹಂದಟಿನವರ ಒಂದು ಒತ್ತಾಯದೊಂದಿಗೆ ನಾನು ಪಂಚವರ್ಣ ಮಹಿಳಾ ಮಂಡಲಕ್ಕೆ ಸದಸ್ಯೆಯಾಗಿ ಸೇರಿಕೊಂಡೆ. ಪ್ರಾಯಶಃ ಅದ್ರ ಮೇಲೆ ಕಲಾವತಿ ಅಶೋಕ್ ಅವರು ಅಧ್ಯಕ್ಷರು ಆದ್ರು, ಅವರ ಒಂದು ಅಧ್ಯಕ್ಷರ ಅವಧಿಯಲ್ಲಿ ಅವರ ಆಲೋಚನೆ ಇತ್ತು, ಯುವಕ ಮಂಡಲದವರು ಅದೆಷ್ಟೋ ಕೆಲಸಗಳನ್ನ ಮಾಡ್ತಾರೆ, ನಾವು ಯಾಕೆ ನಾವು ಒಂದು ಕೆಲಸ ಮಾಡಬಾರ್ದು ಅಂತ. ಆ ನಿಟ್ಟಿನಲ್ಲಿ ಹುಟ್ಟಿಕೊಂಡಿದ್ದು ನಮ್ದು ಅರಿವು ನಿಮಗಿರಲಿ ನೆರವು ಎನ್ನುವಂತಹ ಕಾರ್ಯಕ್ರಮ. ಅದರೊಂದಿಗೆ ನಾವು ಶಾಲೆಗಳಿಗೆ ತೆರಳಿ, ಇಲ್ಲ ಯಾವುದೋ ಒಂದು ಸ್ವಸಹಾಯ ಸಂಘದ ಸಭೆಗಳಿಗೆ ಹೋಗಿ, ಪಂಚಾಯತ್ ವಲಯದ ಸಂಜೀವಿನಿ ಒಕ್ಕೂಟದವರನ್ನ ಹುಟ್ಟಾಕೊಂಡು, ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಮನೋಸಹಜವಾದಂತಹ ಒಂದು ವರ್ಷ ಆದ ಮೇಲೆ ಒಂದು ಸಹಜವಾದಂತಹ ಕಾಯಿಲೆಗಳಿಗೆ ನಾವು ಅರಿವನ್ನ ಮೂಡಿಸುವಂಥದ್ದು, ಇಲ್ಲ ನಮ್ಮ ಪ್ರೌಢಾವಸ್ಥೆಯ ಮಕ್ಕಳಲ್ಲಿ ದೇಹದಲ್ಲಿ ಬದಲಾವಣೆ ಆಗುವಂತಹ ವ್ಯವಸ್ಥೆಯಲ್ಲಿ ಇದ್ದಾವಾಗ ಆ ಪ್ರೌಢಶಾಲೆಯ ಮಕ್ಕಳಲ್ಲಿ ಅರಿವನ್ನು ಮೂಡಿಸುವಂತಹ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇರುವಂತದ್ದು. ಅದನ್ನು ಈಗ ಕೂಡ ನಾವು ಎಲ್ಲ ಶಾಲೆಗಳಿಗೆ ತೆರಳಿ, ಸಂಘಟನೆಗಳಿಗೆ ತೆರಳಿ ಅದವನ್ನ ಮಾಡಿಸ್ತೇವೆ. ಅದರ ಜೊತೆಯಲ್ಲಿ ನಾವು ಸ್ವಲ್ಪ ಧಾರ್ಮಿಕವಾಗಿ ಮುಂದೆ ಬರಬೇಕು ಎನ್ನುವಂತಹ ಆಲೋಚನೆಯೊಂದಿಗೆ ಪಂಚವರ್ಣ ಮಹಿಳಾ ಮಂಡಲ ಭಜನಾ ಸಂಘಟನೆಯನ್ನ ಪ್ರಾರಂಭಿಸಿಕೊಂಡು ಬರ್ತಾ ಇದ್ದೇವೆ. ಭಜನಾ ತಂಡದ ಈ ಮನೆ ಮಕ್ಕಳಿಪ್ಪಕ್ಕೂ ಸಾಕು, ಇಲ್ಲ ಹಬ್ಬ ಹರಿದಿನ ಇವುಗಳೆಲ್ಲ ಹೋಗಿ ಅಲ್ಲಲ್ಲಿ ಹೋಗಿ ನಾವು ಭಜನೆ ಮಾಡ್ಕೊಂಡು ಬರ್ತಾ ಇತ್ತು. ಇದು ಒಂದು ನಮ್ದು ಮಹಿಳಾ ಸಂಘಟನೆ ಒಂದು ಸಾಧನೆ ಅಂತಾನೆ ಹೇಳಕ. ಹಾಗೆ ವಿಶೇಷವಾಗಿ ಹೇಳ್ಕಂದ್ರೆ ಈ ಆಸಡಿ ಹಬ್ಬ, ಈ ಆಸಡಿ ಹಬ್ಬ ಟೈಮಿಗೆ ನಾವು ಮಾಡ್ತಿದ್ದ ಆಸಡಿ ವಡ್ರು, ಆಸಡಿ 1 ತಿಂಗಳಕ್ಕೆ ಯಾವ್ದಾದ್ರು 1 ದಿನ ಇಟ್ಕೊಂಡು ಆಸಡಿ ವಡ್ರು ಮಾಡ್ತಿತ್ತು. ಆ ಆಸಡಿ ವಡ್ರಲ್ಲ ವಿಶೇಷವಾಗಿ ಅಂದ್ರೆ ಫಸ್ಟ್ ಒಂದು 4 ವರ್ಷ ನಾವು ಮಾಡತ್ತ ನಮ್ಮ ಸಂಘಟನೆ ಒಳಗಿದ್ದರನ್ನೇ ನಾವು ಗುರುತಿಸ್ಕೊಂತ ಬಂದಿದ್ದ. ಯಾಕಂದ್ರೆ ನಮ್ಮ ನೇರ ನಾವು ಗುರುತಿಸ್ಕೊಂಬುದೊಂದು ನಮ್ಮೊಂದು ಆಲೋಚನೆಗೆ ನಾವು ಹೋದ. ನಾವು ಹೊರಗಿನ ಒಂದು ಕುಂದ ಕನ್ನಡದಾಗೆ ಸಾಧನೆ ಮಾಡಿದ್ರನ್ನ ಗುರುತಿಸಿದಾರ ಅಂತ ಹೇಳಿ ಆಸಡಿ ವಡ್ರು ಕಾರ್ಯಕ್ರಮ ಮಾಡುವ ಉದ್ದೇಶವೇ ಅಷ್ಟ. ನಮ್ಮ ಹಳಿಯರು ಮಾಡ್ಕೊಂಡ್ಬಂದ ಆಹಾರ ಪದ್ಧತಿ ಕ್ರಮ ಇರ್ಬಹುದು, ಆಮೇಲೆ ನಾವು ಏನು ಹಳಿಯರು ಉಪಯೋಗಿಸ್ಕೊಂತಿದ್ದಾರೆ, ಹಳಿಯರ ಮದಕ್ಕಿಂತ ಹಿರಿಯರು ಉಪಯೋಗಿಸ್ಕೊಂಬಂತಿದ್ದ ಒಂದಿಷ್ಟು ಪರಿಕರಗಳು ಅದನ್ನೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸುದಿತ್ತಲ್ಲ, ಅದು ಒಂದು ನಮ್ಗೊಂದು ಸಾಧನೆ ಆಗಿ ಹೋಗ್ತ. ಮುಂದಿನವರಿಗೆ ಬರೀ ಗೂಗಲಲ್ಲಿ ಕಾಂಬುದಲ್ಲ, ಕಾಣಿ ಇಲ್ಲೂ ಇತ್ತು, ಎಲ್ಲರ ಮನೆಗೂ ಇತ್ತು, ಅದನ್ನು ತೋರ್ಸಕ ಎಂಬ ಉದ್ದೇಶ ಒಂದು. ಆ ದೃಷ್ಟಿಗೆ ನಾವು ಆಸಡಿ ವಡ್ರ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಿತ್ತು. ಅದಕ್ಕೆ ಸಾಥ್ ಕೊಟ್ಟವರು ನಮ್ಮ ಯುವಕ ಮಂಡಲದವ್ರು ಅಂತಾನೆ ಹೇಳಕ.
1: 5 ವರ್ಷದಿಂದ
0: ಪ್ರತಿ ತಿಂಗಳ ಆಸಡಿ ವಡ್ರ, ಆಸಡಿ ತಿಂಗಳದ ಒಂದು ಸಮಯದಾಗೆ ನಾವು ಆಸಡಿ ವಡ್ರ ಕಾರ್ಯಕ್ರಮ ಅಂತೇಳಿ ಹೇಳಿ ಮಾಡ್ಕೊಂಬತ್ತಿತ್ತು. ಹಂಗಾಗಿ ಮತ್ತೊಂದು ಯುವಕ ಮಂಡಲದವ್ರ ಜೊತೆ ಜೊತೆಗೆ ನಾವು ಕೂಡ ಸ್ವಚ್ಛತೆ ಹೋತಿತ್ತು, ಗಿಡ ನೋಡ್ಕೋತಿತ್ತು ಎಲ್ಲ ಹೇಳಿರು. ಅದಕ್ಕಿಂತ ಜಾಸ್ತಿ ನಮ್ಮ ದಿನೇಶ್ ಅಚ್ಚರ್ ಆ ಗಿಡಗಳನ್ನು ಪೋಷಿಸೋ ಕೆಲಸ ಮಾಡ್ತಾರಲ್ಲ ಮಳೆಗಾಲದಾಗೆ, ಅದ್ರ ಜೊತೆ ಮಹೇಶ್ ಬೆಳಗಾವಿ

0: ಅಂತ ಒಂದು ಯುವಕ ನಮ್ಮ ಪಂಚವರ್ಣ ಯುವಕ ಮಂಡಲದಾಗಿದ್ದ, ಅವನು ಪ್ರತಿ ಭಾನುವಾರ ನಮ್ಮ ದಿನೇಶ್ ಅಚ್ಚರ ಸುತ್ತಿ ನೀರು ಹಾಕೋಕೋತಿದ್ದ. ಹಾಗೆ ಬರೀ ನೀರು ಹಾಕುದಂದ್ರೆ ಇವ್ರು ಹೆಂಗ್ ನೀರು ಹಾಕತ್ರ ಅಂಬುದಿತ್ತ. ನಮ್ಗೆ ನಿಸ್ವಾರ್ಥ ಟ್ರಸ್ಟ್ ಕೋಟದಾಗ ಒಂದಿತ್ತ, ಅಲ್ಲಿನ ಪ್ರದೀಪ್ ಶೆಟ್ರ ಅವ್ರದ್ದೊಂದು ಗಾಡಿ ನಮ್ಗ ಅವ್ರು ಕೊಡ್ತಿದ್ರು. ಅವ್ರು ನಮ್ ಜೊತೆ ಬತ್ತಿದ್ರು, ನೀರ್ ತುಂಬಿಸ್ಕೊಂಡ ಟ್ಯಾಂಕಾಗ ನೀರ್ ತುಂಬಿಸ್ಕೊಂಡ ಎಲ್ಲಾ ರಸ್ತೆ ಬದಿಗೆ ಗಿಡಗಳಿಗೆ ನೀರ್ ಹಾಕ್ತಿದ್ದಾರೆ ನಮ್ ದಿನೇಶ್ ಅಚ್ಚರ ಮತ್ತೆ ಮಹೇಶ್ ಬೆಳಗಾವಿ. ಯಾಕಂದ್ರೆ ನಾವು ಒಂದು ಗಿಡ ನಟ್ಟು ಬಂದ್ರ ಸಾಲ, ಅದನ್ನ ಬೆಳೆಸಕ ಮಕ್ಕಳ ಕಣಂಗೆ ಪೋಷಿಸ್ಕೊಂಡು ಎರಡ್ ಮೂರು ವರ್ಷ ಸಮಾಜಕ್ಕೊಂದು ನಾವೊಂದು ಆಸ್ತಿಯಾಗಿ ಕೊಡತ್ತಲ್ಲ, ಅದು ನಮ್ ಖುಷಿ ಅಂತಾನೆ ಹೇಳಕ್. ಅದೆಲ್ಲದ್ರ ಜೊತೆ ವಿಜಯ ಸಂಕೇಶ್ವರ ಅವ್ರನ್ನ ನಾವು ರಾಜ್ಯೋತ್ಸವದಲ್ಲ ಗುರುತಿಸ್ಕೊಂಡಿತ್ತ. ಸದ್ಭಾವನಾ ಎನ್ನುವಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವ್ರು ಹೇಳದ್ ಒಂದೇ ಇತ್ತ, ನೀವಿಷ್ಟು ಕಾರ್ಯಕ್ರಮ ಮಾಡ್ತೀವಿ ಅದ್ರ ಜೊತೆ ಮಾದಕ ವ್ಯಸನ ಮುಕ್ತ ಸಮಾಜಕ್ಕೂ ಏನಾದ್ರೂ ಒಂದು ನೀವು ಸಂದೇಶ ಕೊಡ್ಕ, ಅದಕ್ಕೊಂದು ಮಾರ್ಗದರ್ಶನ ಕೊಡ್ಕ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಎಲ್ಲ ಒಂದು ಕಾಲೇಜಿಗೆ ಹೋಗಿ ಈಗ ಶುರು ಮಾಡ್ಕೊಂಡಿತ್ತು. ವರ್ಷಕ್ಕೊಂದೋ ಎರಡೋ ಕಾಲೇಜ್ ಸಿಕ್ಕತ್ತ ನಮ್ ಸಮಯಕ್ಕೆಲ್ಲ, ಕೆಲವುದೆಲ್ಲ ಕಾಲೇಜ್ ಸಿಕ್ಕುದಿಲ್ಲ, ಅಲ್ಲಿ ಎಕ್ಸಾಮ್ ಇಲ್ಲಿ ಪರೀಕ್ಷೆ ಅನ್ಕೊಂಡೆಲ್ಲ ಹೋತ್. ಆದ್ರೂ ಅದೊಂದು ಹೆಜ್ಜೆ ಇಟ್ಟಿತ್ತು, ಮಾದಕ ವ್ಯಸನ ಮುಕ್ತವಾದಂತ ಒಂದು ಸಮಾಜಕ್ಕೆ ನಾವು ಹೆಜ್ಜೆ ಇಟ್ಕಂತ ಹೇಳಿ ಒಂದು ನಮ್ಮ ಸಂಪನ್ಮೂಲ ವ್ಯಕ್ತಿನ ಕರ್ಕೊಂಡು ಹೋಗಿ ಮಕ್ಕಳಿಗೆ ಅರಿವನ್ನ ಮೂಡಿಸುವಂತ ಕೆಲಸಗಳನ್ನ ನಾವು ಮಾಡ್ತಾ ಇತ್ತು. ಇದೆಲ್ಲ ನಮ್ಮ ಸಾಧನೆಯ ಹೆಜ್ಜೆಗಳು. ನನ್ನಷ್ಟು ಮಾತಾಗಿ ನೀವು ಕೇಳಿರಿ, ಮುಂದಿನ ಮಾತನ್ನ ಮತ್ತೊಬ್ಬರು ನಮ್ಮ ಪಂಚವರ್ಣ ಮಹಿಳಾ ಮಂಡಲದ ಕಾರ್ಯದರ್ಶಿಯವ್ರ ಹತ್ರ ಕೇಂಬಾರ.
1: ಬಾರಿ ಲೈಕ್ ಹೇಳ್ರಿ, ಬಾರಿ ಲೈಕ್ ಹೇಳ್ರಿ. ಈಗ ವಸಂತಿ ಉಮೇಶ್ ಅವರು, ನೀವು ಈ ಸಂಘಟನೆಗೆ ಬಂದಾಗ, ಪಂಚವರ್ಣಕ್ ಬಂದಾಗ, ಅದು ನಿಮ್ಗೆ ವೈಯಕ್ತಿಕವಾಗಿ ಹ್ಯಾಂಗಲ್ಲ ಲಾಭ ಆಯ್ತು ಅನ್ಸ್ತು?
2: ನಾನು ಪಂಚವರ್ಣ ಮಹಿಳಾ ಮಂಡಲ ಸ್ಟಾರ್ಟ್ ಆದ ಕೂಡ ಬರ್ಲಿಲ್ಲ. ನಾನ್ ಬಪ್ಪತ್ತಿಗೆ ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಆಯ್ದಿತ್ತು ಅವ್ರು ನೆಕ್ಸ್ಟ್ ನಮ್ಮನ್ನ ಸೇರ್ಸ್ಕೊಂಡು. ಅದಕ್ಕೂ ಮುಂಚೆ ನಾನು ನಮ್ದೊಂದು ಹೊಟ್ಟಿಪಾಡನಲ್ಲಿ ಒಂದ್ ಮಾಡ್ಕೊಂಡಿತ್ತು ಅಂಗಡಿ. ಆ ನಮ್ಮ ಅಂಗಡಿ ಪಕ್ಕದಂಗೆ ಇವ್ರದ ರಾಜ್ಯೋತ್ಸವ ಕಾರ್ಯಕ್ರಮ ಆಗ್ಬೋದು ಹೇಗಳಿಕ್ಕೂ. ಆಗಳಿಕ್ ನಾನು ಅಲ್ಲಿ ಸನ್ಮಾನದ ಕಾರ್ಯಕ್ರಮಕ್ಕೆ ಅದಕ್ಕೆಲ್ಲ ನಮ್ಮ ಅಂಗಡಿಗೆ ಐಟಮ್ ಎಲ್ಲ ತಕಂತಿದ್ದೀರ ನಾನೇ ಕೊಡ್ತಿದ್ದೆ ಅವರಿಗೆ. ಆಗಳಿಕ್ ನಾನು ನನ್ನ ಕೈಲಾದಷ್ಟು ಸಹಾಯ ಅವ್ರ ಜೊತೆಗೆ ಮಾಡ್ಕೊಂಡೇ ಬಂದಿದ್ದೆ. ಕಡೀಗ್ ಪಂಚವರ್ಣ ಮಹಿಳಾ ಮಂಡಳ ಸ್ಟಾರ್ಟ್ ಆಯ್ತು. ನಾನಷ್ಟಿಗೆ ಬೇರೆ ಸಂಘಟನೆಗಳೆಲ್ಲ ಇದ್ದೆ, ಯಾಕಂದ್ರೆ ನಾನು ಕೋಆಪರೇಟಿವ್ ಅಲ್ಲಿ ಒಂದು 10 ವರ್ಷ ಡೈರೆಕ್ಟರ್ ಆಗಿದ್ದೆ, ಆಮೇಲೆ ಕೋಟೆ ಮಹಿಳಾ ಮಂಡಲದಂಗೆ ಅದ್ರಂಗೆಲ್ಲ ಇದ್ದೆ. ಸುಮಾರು ಸಂಘ ಸಂಸ್ಥೆಯಲ್ಲಿ ಇದ್ದೀರಾ ನಂಗೆ ಬ್ಯಾಡ ಮರಯ್ಯ ಅಂದೆ, ಯಾರು ನಮ್ಮ ರವೀಂದ್ರ ಕೋಟೆ ಹೇಳುವತ್ತಿಗೆ. ಕಡೆಗೆ ಇಲ್ಲ ನೀನ್ ಇಷ್ಟೆಲ್ಲ ಕೆಲಸ ಮಾಡ್ತೆ ನಮ್ಮ ಪಂಚವರ್ಣದಂಗೆ ಇದಕ್ಕೊಂದ್ ಸೇರ್ಕೊಂಬರತ್ತೆ ಅಂದ್ರೆ ನಾನು ಸೇರ್ಕೊಂಡೆ. ಸೇರ್ಕೊಂಡೆ ಇವರು ಕಲಾವತಿಯವ್ರ ಜೊತೆಗೆ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಿದ್ದೆ, ಭಜನೆಯಲ್ಲಿ ಭಜನೆ ತಂಡದಲ್ಲೂ ಹೋಗ್ತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಈ ಎಲ್ಲಕ್ಕಿಂತ ಹೆಚ್ಚು ಈ ಕಸೆಯಕ್ಕೂ ಕೋಪದ ಕ್ಲೀನಿಂಗ್, ಅದು ನಮ್ಗೆ ಭಾರಿ ಖುಷಿ ಕೊಡ್ತಿತ್ತು. ಯಾಕಂದ್ರೆ ಗಿಡ ನೋಡೋಕಪ್ಪತ್ತಿ ನಮ್ಮನೆ ಮಕ್ಕಳೆಲ್ಲ ಬೈತು, ಅಮ್ಮ ನೀನ್ ಫಸ್ಟ್ ಮನೆ ಕ್ಲೀನ್ ಮಾಡ್ಕೊ, ಕಡೆಗೆ ನೀನ್ ಊರ್ ಮೇಲೆಲ್ಲ ಕ್ಲೀನ್ ಮಾಡಕ್ ಹೋಗಂತ. ಆದ್ರೂ ನಂಗೊಂದು ಖುಷಿ, ನೀವೆಲ್ಲ ಮನೆ ಕ್ಲೀನ್ ಮಾಡಿ ಮಗ, ನಾನು ಹೊರಗೋತೆ. ಒಬ್ರು ಮನೆಗೆ ಒಬ್ರು ಸಮಾಜಕ್ಕೆ ಮೀಸಲಿಡುವ, ಮತ್ತೆ ಉಳಿದವರೆಲ್ಲ ಮನೆಗೆ ಮಾಡುವ. ಮನೆಗೆ ಮಕ್ಕಳು ಗಂಡನ ಕೈಗೆಲ್ಲ ಬಯಸ್ಕೊಂಡು ಹೊರಗುವಾರು, ನಮ್ಮ ಕಾರ್ಯಕ್ರಮಕ್ಕೆ ಬಪ್ಪವರೆಲ್ಲ ಸುಮಾರು ಜನ ಅತಿಥಿಗಳು ಭಯಂಕರ ನಮ್ಮನ್ನ ಹೋಗ್ಳತ್ರ. ಯಾವ್ದಕ್ಕೆ ಈ ಸ್ವಚ್ಛತೆ ಮಾಡುದು ಆಗಳಿಕ್ಕೆ ಮನೆಯಂಗ್ ಗಂಡನ ಹತ್ರ ಬಯಸ್ಕೊಂಡು ಮಕ್ಕಳ ಹತ್ರ ಬಯಸ್ಕೊಂಡ್ ಹೋದಕ್ಕೂ ಅವ್ರು ಹೊಗಳೋದಕ್ಕೂ ಭಾರಿ ಖುಷಿ ಆಯ್ತು. ಇವ್ರಾರು ಹೊಗಳತ್ರಲ್ಲ ನಮ್ಮ ಈ ಕೆಲ್ಸಕ್ಕೆಲ್ಲ ಅಂತ ಹೇಳಿ ಖುಷಿ ಆಯ್ತಿತ್ತು. ಮತ್ತೆ ಒಂದು ತೃಪ್ತಿ, ನಾವಂದ್ರೆ ಹಣಕಾಸಿನ ಸಹಾಯ ಸಮಾಜಕ್ಕೆ ಎಷ್ಟು ಮಾಡುತ್ತೋ ನಮ್ ಕೈಲಿ ಎಷ್ಟಾಗ್ತೋ ಗೊತ್ತಿಲ್ಲ, ಆದ್ರೆ ಒಂದು ಗಂಟೆಯೋ ಎರಡು ಗಂಟೆಯೋ ಸಮಾಜಕ್ಕೋಸ್ಕರ ಇದೊಂದು ಕೆಲ್ಸ ಧರ್ಮಕ್ಕೆ ಮಾಡಿ ಬತ್ತಲ್ಲ ಅನ್ನೋದೊಂದು ಸಮಾಧಾನ, ತುಂಬಾ ಸಮಾಧಾನ ಆಗ್ತದೆ. ದಿನಾಲು ಅಷ್ಟೇ ಪ್ರತಿ ವಾರ, ಯಾಕಂದ್ರೆ ನಾನು ಬ್ಯುಸಿ ಇರ್ತೆ, ನಮ್ದೊಂದು ಕೆಲ ಅಂಗಡಿ ಏನ್ ಮಾಡ್ಕೊಂಡಿರತ್ತ, ಅದು ಆದಿತ್ಯವರು ರಜೆ ಇರುದಿಲ್ಲ ನನ್ಗೆ, ಅದಕ್ಕೂ ಹೊಯ್ಕೊಂಡಿರತ್ತ, ಮತ್ತೆ ಬೇರೆ ಸಂಘ ಸಂಸ್ಥೆಯಲ್ಲೆಲ್ಲ ಇದ್ದೆ. ಹಂಗಾಗಿ ಅದ್ರಲ್ಲೂ ಒಂದು ಬೆಳಗ್ಗೆ ಮುಂಚೆ ಹಬ್ಬಕ್ಕೋಯ್ ನಮ್ಗೆ, ನಾವಂದ್ರೆ 9 ಗಂಟೆ ನಂತರ ಅಂಗಡಿಗೆ ಹೋಗ್ಬೋದು, ಇದೊಂದು ಬೆಳಗ್ಗೆ ಮುಂಚೆ ಬೇಗ ಆಗಿರತ್ತಲ್ಲ ಅನ್ನೋದೊಂದು ಸಮಾಧಾನ. ಮತ್ತೆ ಪಂಚವರ್ಣದಲ್ಲಿ ಈ ಅರಿವು ನೆರವು ಮಹಿಳಾ ಮಕ್ಕಳಿಗೆಲ್ಲ ಮಾರ್ಗದರ್ಶನ ಕೊಡೋಕೆ ಆ ಕಾರ್ಯಕ್ರಮವೆಲ್ಲ ಖುಷಿ ಆಗ್ತದೆ. ಯಾಕಂದ್ರೆ ಏನೋ ಒಂದು ನಾವು 20-30 ಮಕ್ಳು ಹೇಳಿ ಬದತ್ತ, ಎಲ್ಲ ಮಕ್ಕಳು ತಕೊಂಡಿದ್ರು, ಒಂದು 10 ಮಕ್ಳು ತಕೊಂಡು ಅವ್ರು ಏನಾದ್ರೂ ಅದ್ರಾಗ ಒಂದು ಚೇಂಜಸ್ ಕಂಡ್ರೆ ಇದೊಂದು ನಮ್ದು ಪ್ರಯೋಗಕ್ಕೆ ಬಪ್ಪು ಕೆಲಸ ಅಂದ್ರೆ ಗುಡಿ ಬಪ್ಪು ಕೊಚ್ಚ ಅಂತಾರಲ್ಲ.

0: ಬಂದೋಬಸ್ತ್ ಮಾಡೋಕಾತಿಲ್ಲ, ಅದೆಲ್ಲ ಅವ್ರಿಷ್ಟ, ಅವ್ರದ್ದು ವೈಯಕ್ತಿಕ. ನಾವೆಂತ ಮಾಡ, ನಮ್ಮ ಮನೆ ಮಕ್ಕಳನ್ನ ನಮ್ಗೆ ಇಟ್ಕೊಂಬಕಾತಿಲ್ಲ, ಹಂಗೆ ಪತಿಗೆಲ್ಲ ಮಕ್ಕಳನ್ನ ಹೇಳೋಕತ್ತ. ತಿನ್ಲಿ ಉಂಡ್ಲಿ ಹೊರಗಡೆ ಕೊಟ್ಟಿಗೆ ಲೇಸ್ ಕೊಟ್ಟಿಯೋ ಅದೆಂತ ತಿಂತರೋ ಅದನ್ನ ಅವ್ರು ಅದ್ರ ಬಗ್ಗೆ ಗಮನ ಕೊಡ್ತ. ಇಲ್ಲೆಲ್ಲ ಮಾರನ್ ಕಟ್ಟಿ ಬದೆಗೋ, ಇಲ್ಲೆಲ್ಲ ಗಿಡ ಗೆಂಡಿಗೆ ಬದಿಗೋ ಅದಕ್ಕೆ ಹಾಕೋಕಾಗ, ಅದಕ್ಕೆ ತೊಂದ್ರೆ ಆತ ಅನ್ನೋದು ಒಂದು ಅವ್ರಿಗೆ ಇರ್ಕ ಅನ್ನೋದು ನಮ್ದೊಂದು ಉದ್ದೇಶಕ್ಕೆ ನಾವೆಲ್ಲ ಬದ್ದೆಂಗು. ನಾವೇನು ಕೆಲಸ ಇಲ್ಲದೆ ಮಾಡೋದಲ್ಲ, ನಮ್ಮ ಸಂಘಟನೆಯಲ್ಲಿ ಅಷ್ಟೂ ಜನ ಬ್ಯುಸಿಯೇ ಇಪ್ಪಾರ. ಈಗ ಬಾಕಿಯವ್ರು ಎಲ್ಲದಕ್ಕೂ ಬಾರ್ದಿದ್ದಾರವ್ರು ಒಂದ್ ಸ್ವಲ್ಪ ಪುರ್ಸೊತ್ತಾಗಿರ್ತಾರೇನು, ಆ ಪ್ರತಿಯೊಂದು ಕೆಲ್ಸಕ್ಕೆ ಬಪ್ಪರ್ ಇದ್ರ ಕಾಣಿ. ಸ್ವಚ್ಛತೆ ಕೈಲಿ, ಗಿಡ ನೆಡು ಕೈಲಿ, ರೈತರಡೆ ಕಾರ್ಯಕ್ರಮ ಕೈಲಿ, ಅರಿವು ಕಾರ್ಯಕ್ರಮ ಕೈಲಿ, ಎಲ್ಲದಕ್ಕೂ ಬಪ್ಪರ್. ಆಲ್ಮೋಸ್ಟ್ ಎಲ್ಲರೂ ಬ್ಯುಸಿ ಇಪ್ಪಾರ್ ಅಷ್ಟು. ಈಗ ಅವ್ರು ಹೇಳ್ರು ಡಬ್ಬಿ ತಕ ಬತ್, ನಾನು ಒಂದ್ ದಿವಸ ಇವ್ರ ಅಂಗಡಿ ನನ್ ಮಗಳು ಚಟ್ಟ ಬಿಡಿ ತಕ ಬಂದ ಹೇಳ್ರೆ, ಮೊನ್ನೆ ಡಬ್ಬಿ ತರಲಿಲ್ಲ ಪೇಪರ್ ಕಡೆ, ಯಪ್ಪ ನೀನ್ ಡಬ್ಬಿ ಬಿಟ್ಟಿ ಬಪ್ಪಳ ಮರತ್ತೆ, ನೀನ್ ಹಿಡ್ಕ ಬಪ್ಕಾತಿಲ್ಯ ಅಂದ್ರೆ ಅಂದ್ರೆ ಅದೊಂದು ನಮ್ಗೆ ಗಮನಕ್ಕೆ ಬಂದೋಯ್ತು. ಪ್ರತಿ ಸಲ ಎಲ್ಲ ಹೋಟ್ಲಿಂದ ಹೊರಗಡೆ ಎಂತ ತಕೊಂಡು ಹೋದ್ರು, ನಾವು ಒಂದು ಗಾಡಿ ಡಿಕ್ಕಿ ಒಳಗೊಂಡು ಡಬ್ಬಿ ಇರುತ್ತೆ, ಅದನ್ನ ಹಿಡ್ಕೊಂಡು ಅಲ್ಲಿ ಹೋಟ್ಲಿನವ್ರ ಹತ್ರ ಅಡ್ಡಿಲ್ಲ ಮಾರ್ರೆ, ನೀವು ಈಗಲೂ ಡಬ್ಬಿ ತಕ ಬತ್ತೀರಿ ಆ ತರ ಅಂದ್ರೆ ನಮ್ಗೆ ಅದೆಲ್ಲ ಬಂದದ್ದು ಎಲ್ಲಿಂದ, ಈ ಪಂಚವರ್ಣ ಸಂಘ. ನಾನು ನೀರ್ ಬಾಟ್ಲಿ ಈಗ ಪ್ರತಿ ಊಟಕ್ಕೋದ್ರೂ ನೀರ್ ಬಾಟ್ಲಿ ತಕಂತಿಲ್ಲ, ಪೇಪರ್ ಲೋಟ. ನಾನು ಎಲ್ಲೂ ಪೇಪರ್ ಲೋಟದಂಗೆ ಚಾ ಕಾಫಿ ಎಂತದೂ ಕುಡುದಿಲ್ಲ, ಮೊದ್ಲು ಕುಡಿತಿತ್ತು. ಆದ್ರೆ ಅದ್ರಿಂದ ಎಷ್ಟು ತೊಂದ್ರೆ ಆಯ್ತಂದ್ ಈಗ ಗೊತ್ತಾಯ್ತು. ಹಾಂಗ ಕೊಯ್ ನಾನೀಗ ಆ ಪೇಪರ್ ಲೋಟನು ಮುಟ್ಟುದಿಲ್ಲ. ಕೆಲವರೆಲ್ಲ ಯಬ್ಬ ಇಲ್ಲ ಚಾ ಕುಡಿಕೊಂಬಂಗಾರು ಎಷ್ಟಾರು ಕಟ್ಕಂತೀನಿ ನಾನು ಅಲ್ಲಿ ಪೇಪರ್ ನನ್ ಬ್ಯಾಗ್ ಒಳಗೊಂದ್ ಇರುತ್ತೆ ಸ್ಟೀಲ್ ಲೋಟಿ, ಗಾಡಿ ಒಳಗೋ ಎಲ್ಲರೂ ಒಂದ್ ಇಟ್ಕೊಂಡಿರ್ತೆ, ಎಲ್ಲಿ ಹಾರು ಸ್ಟೀಲ್ ಲೋಟಿನ ಹಂಚು ತೊಳ್ಕಂದು ಅಲ್ಲೇ ಕುಡ್ಕಂದು ಅಲ್ಲೇ ತುಯಿಟಿಗೆ ಬಪ್ಪದ ಅಲ್ಲಿ ನೀರ್ ಕುಡಕಾರು ಇಟ್ಟಿರ್ತಾರಲ್ಲ ಅದ್ರಂಗಾರು ಇಟ್ಟಿವ್. ಅಷ್ಟು ನಮ್ಮನ್ ಚೇಂಜ್ ಮಾಡಿತ್ತು ಪಂಚವರ್ಣ. ನಾವು ಊರ್ನವ್ರನ್ನ ಸಮಾಜದವ್ರನ್ನೆಲ್ಲ ಚೇಂಜ್ ಮಾಡ್ಕಂದ್ರೆ ಒಂದು ಹೋರಾಟ ಕೊಡ್ತೈತ್ ಮೇಡಮ್, ಅಷ್ಟೇ ನಮ್ದು.
1: ಇದಪ್ಪ ಬದಲಾವಣೆ ಅಂದ್ರೆ, ನಾವ್ ಏನು ಊರಿಗೆ ಹೇಳುತ್ತಲ್ಲ ಅದು ಫಸ್ಟ್ ನಾವು ಮಾಡ್ಕ.
0: ಅದೇ ನಮ್ಗೆ ಆಯ್ಕೆ ಅಂತೇಳಿ ಹೇಳಿ ನಾವು ಫಸ್ಟ್ ನಮ್ಮ ಮಕ್ಕಳಿಗೆ ನಾವು ತಿಳ್ಕೊಂಬಂದ ಹೇಳಿ ಹೋರಾಟ ಕೊಡುದು.
1: ತುಂಬಾ ಖುಷಿ ಆಯ್ತು ವಸಂತಕ್ಕ ನಿಮ್ ಮಾತು. ಆಕ್ಚುಲಿ ಇದ್ದಾರದು ಒಂದು ಎಲ್ರು ಅಡಾಪ್ಟ್ ಮಾಡ್ಕೊಂಡ್ರೆ ಮತ್ತೆ ಇವ್ರ ಕಸೈಕು ಹಾಪದೆ ಬೇಡ.
0: ಅದೇ ಕಸ ನಿಮ್ಗೆ ಮುಕ್ತಿ ಮಾಡೋಕ್ ಆತಿಲ್ಲ, ಯಾಕಂದ್ರೆ ಅದು ಎಲ್ರಿಗೂ ಅನಿವಾರ್ಯ ಆಗಿ ಹೋಯ್ತು ಈಗ ಪ್ಲಾಸ್ಟಿಕ್ ಅದು ಇದಂದ. ಆದ್ರೆ ಸ್ವಲ್ಪ ಮಟ್ಟಿಗೆ ಅದನ್ನ ಒಂಚೂರು ಕಂಟ್ರೋಲ್ ಮಾಡೋಕ್ ಆತಕಂಬಂದೇಳಿ ನಾವು ಒಂದು ಹೋರಾಟ ಕೊಡುದಷ್ಟೇ.
1: ಓಕೆ, ಈಗ ಪುಷ್ಪಾಕೆ ಹಂದಟ್ಟೋರು ಕಾಣಿ, ನಿಮ್ಗೆ ಅನ್ಸುತ್ತಾ ಎಲ್ಲ ಹೇಳ್ತಾರೆ ಹೆಣ್ಣ ನಿಂಗೆ ಅದ ಕೆಲ್ಸ ಇಲ್ಲ ಮನೆ ಕುಗಂ ಗಾತಿಲ್ಲ ಅಲ್ಲೋಗಿ ಅಂತ ಹೆಕ್ಕಿ ಹೆಕ್ಕಿ ಬರ್ತೆ ಮತ್ತೊದ್ನೇ ಹಾಕುದಲ್ದ ಇದೇ ಮಾತು ನೀವ್ ಕೇಂತ ಇರ್ತೀರಿ. ಈಗ 310 ವಾರ ಸ್ವಚ್ಛತಾ ಕಾರ್ಯಕ್ರಮ ನಿಮ್ದು, ಅದ್ರ ಜೊತೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಹೇಳಿದ್ರಿ ನೀವು. ನಿಮ್ಗೆ ಹಬ್ಬ ಇದೆಲ್ಲ ಅಂತ ಸಾಕು, ಫಸ್ಟ್ ಒಂದು ಉಮೇದ್ ಇರತ್ತ ಉತ್ತರ ಕುಮಾರ್ನ ಪೌರುಷ ಕಡೆಗೆ ಬ್ಯಾಡ ಇದೀಯಾ ಅಂತ ಮನೆ ಬದಿಗೂ ಬೈತಿರ್ತಾರೆ, ಮನೆ ಬದಿ ಬದುಕಲ್ಲ ಬಿಟ್ಟು ಕಲ್ಲು ಹೋಯ್ತಿಲ್ಲ ನೀನಂತ, ಅದು ಹೆಣ್ಮಕ್ಳಂತೂ ಹೋಯ್ತರ ಮತ್ತೂ ಬೈತಾರೆ ಜಾಸ್ತಿ. ಸೊ ನಿಮ್ಗೆ ಇದೆಲ್ಲ ಆಪತ್ತಿಗೆ ಅದೊಂದು ಮೋಟಿವೇಶನ್ ಇಟ್ಕೊಳ್ಕಲ್ಲ, ಹೆಂಗೆ ಹೆಂಗ್ ಇಟ್ಕಂತ್ರಿ?
2: ಫಸ್ಟ್ ಹೇಳ್ಕಂದ್ರೆ ಈಗ ಹೇಳ್ರಿ ಅಲ್ಲ ಕೆಲ್ಸ ಅಂತಿಲ್ಲ, ಫಸ್ಟ್ ಕೇಮ್ದೆ ಜನ ಅದೇ ನಿಂಗ್ ಮಾಡೋಕೆ ಎಂತ ಕೆಲ್ಸ ಇಲ್ಲ ಹೇಳ ಅಂತ. ನಮ್ಗಂದ್ ಹೇಳ್ರಿ ಅಂತ ಗೊತ್ತಾ, ನಾನು ಸ್ಟಾರ್ಟಿಂಗ್ ನಾ ಕಾಲೇಜ್ ಮುಗಿಸಿ ಎಲ್ಲ ಆದ್ಮೇಲೆ ನಮ್ಗ ಯಾರ್ದು ಪರಿಚಯ ಇಲ್ಲ ಊರಲ್ಲಿ. ನಮ್ಮಲ್ಲಿ ಏನಂದ್ರೆ ತುಂಬಾ ನೀರಿನ ಸಮಸ್ಯೆ, ಆವಾಗ ನಮ್ಮ ಊರಲ್ಲಿ ನಲ್ಲಿ ನೀರು ನಮ್ದು ಆಶ್ರಯ, ಅದು ಪೂರ ನೀರಿನ ಸಮಸ್ಯೆ. ಆವಾಗ ನಾ ಎಂತ ಮಾಡ್ದು, ಒಬ್ರಿಬ್ರು ಹೇಳ್ದವಾಗೆಲ್ಲ ಯಾರು ಅರ್ಥ ಮಾಡ್ಕೊಂತಿರ್ಲಿಲ್ಲ ನಾವು ಪಂಚಾಯತಿಗೆಲ್ಲ ಹೇಳ್ದವಾಗ ನೀರಿಲ್ಲ ಅಂತ ಹೇಳ್ರಿ. ಆವಾಗ ನನಗೊಂದು ಏನ್ ಅನ್ಸುದ್ ಅಂತ ಹೇಳ್ರೆ, ನಾವು ಒಂದು ಸಂಘಟನೆ ಮಾಡ್ಕೊ, ಒಬ್ರು ಹೇಳ್ರೆ ಇಬ್ರು ಹೇಳ್ರಿ ಯಾರು ಕೇಂತಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಆವಾಗ ನಮ್ಮಲ್ಲಿ ಒಂದು ಗಾಯಬೀಜ್ ಫ್ಯಾಕ್ಟ್ರಿ ಎಲ್ಲ ಹೆಂಗಸರು ಒಟ್ಟೆ ಹೆಂಗಸರು ಇದ್ರ ಮೇಲೆ ಗೊತ್ತಿದ್ದಲ್ಲ ಆ ಗಾಯಬೀಜ್ ಫ್ಯಾಕ್ಟ್ರಿ ಕೆಲಸ ಮಾಡೋರೆಲ್ಲ, ನಾನ್ ಹೇಳ್ದೆ ಆವಾಗ ನಿಮ್ಮನೆ ನೀರ್ ಬತ್ತಿಲ್ಯ ನಾವೆಲ್ಲ ಒಟ್ಟು ಸೇರುವ, ಒಟ್ಟು ಸೇರಿ ಒಂದು ಪ್ರತಿಭಟನೆ ಮಾಡುವ ಆಗ ಅರ್ಥ ಅತ್ತಂತ. ಅವಾಗ ಬರೋಬ್ಬರಿ 70-80 ಜನ ಹೆಂಗಸರು ನಾವು ಪ್ರತಿಭಟನೆ ಇಳಿದೆ
1: ಎಲ್ಲ ಗಾಯಬೀಜ್ ಫ್ಯಾಕ್ಟ್ರಿ ಹಾಪರ
2: ಒಂದು 5 ಜನ. ನಾವೇನ್ ಮಾಡ್ತೀವಿ, ಒಂದಿವಸ ರಜೆ ಹಾಕಿ ಎಲ್ರಿಗೂ ಹೇಳ್ತು ನಮ್ಮೂರಲ್ಲಿರೋರಿಗೆಲ್ಲ, ನೀವು ಒಂದು ಬನ್ನಿ ಹೊಡ್ಪನ್ ಹಿಡ್ಕೊ ಬನ್ನಿ, ಆವಾಗ ನಾವು ಪ್ರತಿಭಟನೆಗೆ ಒಪ್ಪ ಅಂತ. ಪಂಚಾಯತ್ ಅವರಿಗೂ ಪ್ರತಿಭಟನೆಗೆ ಹೋಯ್ತು. ಆವಾಗ ತಿರ್ಸಿ ಬಂದ್ರ ಮೇಲೆ ನಾನು ಒಂದು ಮಾತು ಹೇಳ್ದೆ, ಏನಂತ ಹೇಳಿದ್ರೆ ನಾವು ಒಂದು ಮಹಿಳಾ ಬಳಗವನ್ನ ಕಟ್ಟಿಬಿಡುವ. ಆವಾಗ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಲಿ ಅಥವಾ ಯಾರಿಗೆ ಇಲ್ಲಿ ಒಂದು ಧೈರ್ಯ ಇರುತ್ತೆ ಮಾತಾಡ್ಲಿಕ್ಕಂತ. ಆವಾಗ ನಾವು ಮಹಿಳಾ ಬಳಗವನ್ನ ಕಟ್ತ ಅದರ ಅಧ್ಯಕ್ಷರಾದೆ ನಾನು. ಹಂದಟ್ಟು ಮೇಳ ಬಳಗವನ್ನ ಕಡ್ತು ಅದ್ರಲ್ಲಿ ಅಧ್ಯಕ್ಷರಾದೆ ಫಸ್ಟ್. ಆಮೇಲೆ ನಾನು ಅದ್ರ ಈಗ ಸ್ಥಾಪಕ ಅಧ್ಯಕ್ಷರಿಗೆ ಅದ್ರದ್ದು. ಆವಾಗ ನನ್ಗೆ ಸುಜಾತ ಬೈರ್ ಹಾಲ್ ಡೈರಿಯಲ್ಲಿ ಪಂಚವರ್ಣದ್ದು ಗಿಡ ವಿತರಣೆ ಕರೆದಿತ್ತು, ನಾನು ಅಧ್ಯಕ್ಷರಲ್ಲ, ಗೆಸ್ಟ್ ಆಗಿ ಕರೆದಿದ್ರು. ಅದು ಆವಾಗ ನಾ ರವೀಂದ್ರಣ್ಣನ ಸ್ಟೇಟಸ್ ಅಲ್ಲಿ ಕಾಣ್ತಾ ಇದ್ದೆ, ಇವರು ಸುಜಾತ ಬೈರ್ ಮತ್ತೆ ರವೀಂದ್ರ ಪಂಚವರ್ಣ ಸಂಘಟನೆ ಈ ಏನು ಒಂದು ಸಮುದ್ರ ಬದಿಗೆಲ್ಲ ಸ್ವಚ್ಛತೆ ಮಾಡ್ತಾ ಇರ್ತದೆ. ಆವಾಗ ನಾ ಸುಜಾತ ಬೈರ್ ಹತ್ರ ಕೇಳ್ದೆ, ಅವ್ರ ಪರಿಚಯ ನಂಗೆ ಸ್ವಲ್ಪ ಕಮ್ಮಿ ಆವಾಗ. ಆವಾಗ ಕೇಳ್ದೆ, ನೀವೆಲ್ಲ ಸ್ವಚ್ಛತೆ ಮಾಡ್ತಿದ್ರಲ್ಲ ನಾನು ಬರ್ತೆ ನಂಗೂ ಇಷ್ಟ ಅಂತ. ಹಾ ನೀನ್ ಬಾ ಮಾರತಿ ಅಂದೇಳಿ ಹೇಳ್ರು. ಆವಾಗಿಂದ ಶುರುವಾದ ನಮ್ದೊಂದು ಪಯಣ ಪಂಚವರ್ಣದವ್ರ ಜೊತೆಗೆ ಮಹಿಳಾ ಮಂಡಲ ಆಗ್ಬೇಕಿದ್ರ ಮುಂಚೆನೆ. ಅದ್ರಲ್ಲಿ ನಾವು ಯಾಕೆ ಇವಾಗ್ಲೂ ನಾ ಪಂಚವರ್ಣಕ್ಕೆ ಒಂದು ಅಮ್ಮನ ಸ್ಥಾನ ಕೊಡೋದು ಯಾಕೆ ಅಂತ ಹೇಳ್ರೆ, ನಾನು ಸುಜಾತ ಬೈರ್ ಇಬ್ರೆ ಆ ಒಂದು ಪಂಚವರ್ಣ ಯುವಕ ಮಂಡಲ ಜೊತೆಗೆ ಇದ್ದದ್ದು. ಆಗ ಏನಾಯ್ತು ಅಂತ ಹೇಳ್ರೆ, ಒಂದ್ಸಲ ಇವ್ರೇನಾದ್ರು ಒಂದು ಗಾಡಿ ಪೆಟ್ ಮಾಡ್ಕೊಂಡವಾಗ ನಾನೊಬ್ಳೆ ಯುವಕ ಮಂಡಲ ಜೊತೆಗೆ ಎನ್ಎಚ್ ಎಲ್ಲ ನಾವು ಸ್ವಚ್ಛತೆ ಮಾಡ್ತಾ ಇರ್ತೇವೆ. ನಮ್ಮ ಅಣ್ಣಂದ್ರ ತರ ಎಲ್ರು ನಮ್ಮನ್ನ ಕರ್ಕೊಂಡು ಹೋಗಿ. ಆವಾಗ ನೋಡಿ, ಯಾಕಂತ ಹೇಳಿದ್ರೆ ಒಂದೇ ಹುಡುಗಿ ಹುಡುಗರ ಜೊತೆ ಕೆಲಸ ಮಾಡ್ತಾ ಇರುವಾಗ

0: ಸ್ವಲ್ಪ ನಮಗೂ ಹಿಂಜರಿಕೆ ಇರುತ್ತೆ.
1: ನಿಜ,
0: ಜನರಿಗೂ ನೋಡುವವರಿಗೂ ತಪ್ಪಾಗಿರುತ್ತೆ. ಆವಾಗ ನಾವು ಒಂದು ಮಾತು ಹೇಳಿರ್ತೇವೆ ಅಣ್ಣ ಅಂತ. ಅದೇ ಇವತ್ತು ಪಂಚವರ್ಣದಲ್ಲಿ ಎಲ್ಲ ಮಾತಾಡೋದು ನಾವು ಅಣ್ಣ ಅಂತೇನೆ, ಅಲ್ಲಿ ಹಿರಿಯರಿರ್ಲಿ ಚಿಕ್ಕವರೇ ಇರ್ಲಿ ಅಣ್ಣ ಅಂತೇಳಿ ಹೇಳೋದು. ಆದ್ರಿಂದ ಪಂಚವರ್ಣಕ್ಕೂ ನಮ್ಗು ಅವಿನಾಭಾವ ಸಂಬಂಧ ಅಂತ ಹೇಳ್ರೆ, ಮಹಿಳಾ ಮಂಡಲ ಕಟ್ಟುಕಿದ್ರು ಮುಂಚೆ ಇದ್ದವರಲ್ಲ ನಾವು. ಈಗ ಪಂಚವರ್ಣ ಜೊತೆಗೆ ಆಲ್ಮೋಸ್ಟ್ ಮಹಿಳಾ ಬಳಗ ಎಲ್ಲವೂ ಇದೆ, ಎಲ್ಲ ಸಂಘಟನೆ, ನಾವೆಲ್ಲ ಮಹಿಳಾ ಬಳಗದವರು. ಇವತ್ತು ಮಹಿಳಾ ಬಳಗ ಒಂದು ಪ್ರಚಲಿತವಾಗಿ ಒಂದ್ ಎಲ್ಲರಿಗೂ ಗೊತ್ತಾಗಿದ್ದಂತ ಹೇಳ್ರೆ ಪಂಚವರ್ಣ ಯುವಕ ಮಂಡಲದಿಂದ. ಅವ್ರ ಜೊತೆಗೆ ನಿರಂತರವಾಗಿ ನಾವು ಸಹಯೋಗ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇತ್ತು. ಪಂಚವರ್ಣದಲ್ಲೂ ನಾನು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಸ್ವಚ್ಛತೆ ಎಲ್ಲ ಹೇಳುದು ಮಾಡೋಕೇನ್ ಕೆಲಸ ಇಲ್ಲ ಅಂತ. ನಾವು ಇರುವಾಗ ಒಂದು ಒಳ್ಳೆ ಕೆಲಸ ಮಾಡಿ ಹೋಗಿಕ್ಕು ಜನರಿಗೆ, ನಾವು ಸತ್ತ ನಂತರ ಜನರು ನಮ್ಮನ್ನ ನೆನ್ಪಿಟ್ಕೋಬೇಕು. ಇವಾಗ ನಾವೇನ್ ಗೊತ್ತಾ, ನಾವು ಹಳ್ಳಿಗೆ ಮಾತ್ರ ಸೀಮಿತ ಅಲ್ಲ, ಹಂದಟ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ನನ್ನಲ್ಲಿ ನಾನ್ ಬರುವಾಗ ಪುಷ್ಪಕೇ ಅಂತ ಇತ್ತು. ಇವತ್ತು ಪುಷ್ಪಕೇ ಹಂದಟ್ಟು ಅಂತ ಮಾಡದಿದ್ರೆ ಅದು ಪಂಚವರ್ಣದ ಒಂದು ನಮ್ಮ ಕೆಲಸ. ಇವತ್ತು ನಾಲ್ಕು ಜನ ಎಲ್ಲೇ ಹೋದ್ರೆ ನಮ್ಮನ್ನ ಗುರುತಿಸ್ತಾರಲ್ಲ, ಅದು ಪಂಚವರ್ಣದ ಕೆಲಸ. ನಾವು ಒಂದು ಅಣ್ಣ ತಂಗಿ ತರುವೆ ಕೆಲಸ ಮಾಡ್ಕೊಂಡು ಬಂದಂತ ಸಂಸ್ಥೆ. ಏನ್ ನಮ್ಗೆ ಇವತ್ತು ಜನ ನಾವು ಕೆಲಸ ಇಲ್ಲ ಅಂದ್ರೆ ಹೇಳ್ಬಹುದು, ಏನೇ ಹೇಳ್ಬಹುದು, ನಾವು ಮಾಡೋ ತೃಪ್ತಿ ಕೆಲಸ ಅವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಪಂಚವರ್ಣದಲ್ಲಿ ಯಾವಾಗ್ಲೂ ಹೇಳುದು, ನೀವೇನ್ ಕಸ ಹಾಕು ಕೈ ನಿಮ್ದೆ ಬತ್ತುಬಹುದು, ನಮ್ಮ ಕಸ ಹೆಕ್ಕುವ ಕೈ ಯಾವತ್ತೂ ಬತ್ತುದಿಲ್ಲ ಅಂತ. ನಾವು ಎಷ್ಟು ಕೆಲಸ ಅದು ಮಾಡೋದ್ರೆ, ನಾನು ಪ್ರಾಸ್ತಾವಿಕದಲ್ಲಿ ಯಾವತ್ತೂ ಹೇಳುದು, ಒಂದು ಪ್ರಾಸ್ತಾವಿಕ ಮಾಡುವಾಗ ನಾವು ಸ್ವಚ್ಛತೆ ಮಾಡುವಾಗ ನಮ್ಗೆ ಬೆಳಗಿನ ವಾತಾವರಣ ಅದು ತುಂಬಾ ವಾಂತಿ ಇವತ್ತು ಅನಸಲ್ಲ, ವಾಂತಿ ಕೆಲವರು ವಾಂತಿ
2: ಮಾಡುವಂತ ಯಾರ್ಯಾರೋ ಏನೇನೋ ಮಾಡಿ.
0: ನಮ್ಮಲ್ಲಿ ಜನರು ಎಲ್ಲಿವರೆಗೂ ಬುದ್ಧಿ ಇಲ್ಲ ಅಂದ್ರೆ, ಒಂದು ಮೊಳಿ ಚಿಪ್ಪಿಯನ್ನು ಕೂಡ ಜರಿ ಕಟ್ಟಿ ಹಾಕ್ತಾರ. ಅದನ್ನ ನಾವು ಮರ್ಮ್ ಕಟ್ಟಿ ಹಾಕ್ರೆ ಹಾಕ್ಬಹುದಲ್ಲ, ಅದು ಹಾಕುದಿಲ್ಲ. ಅವ್ರು ಏನ್ ಮಾಡ್ತಾರ ಅಂತ ಅದನ್ನು ಜರಿ ಕಟ್ಟಿ ಹಾಕ್ತಾರ. ಮತ್ತೆ ಯಾವ ಹೋಟ್ಲಲ್ಲಿ ಇರ್ತಲ್ಲ ಅವರು ಬಿರಿಯಾನಿ ಅಂತ ಒಂದ್ ಪದಾರ್ಥಗಳನ್ನ ಹಾಗೆ ಕಟ್ಟಿ ಚೀಲ ಕಟ್ಟಿ ಹಾಕಿಟ್ಟಿರ್ತಾರ. ಒಂದಿವಸ ನಾನು ರವಿಯಣ್ಣ ಆ ಚೀಲವೆಲ್ಲ ಓಪನ್ ಮಾಡ್ತೇವೆ, ಹುಳ ಹರಿತಾ ಇದೆ. ನಮ್ಗ ಅವಾಗ ವಾಂತಿ ಬರ್ತಾ, ಅದು ನಮ್ಗೊಂದು ಅಭ್ಯಾಸ ಐತಿ. ನಮ್ಗ ಅದನ್ನು ಕಂಡು ಮಾಡಿ ಮಾಡಿ ಮಾಡಿ ಈಗ ಫುಲ್ ಅಭ್ಯಾಸ ಆಯ್ತು. ನೀವ್ ಎಂತದೇ ತಗೊಂಡ್ ಹಾಕ್ರು ನಮ್ಗೂ ವಾಂತಿ ಬರ್ತಿಲ್ಲ, ನಮ್ಗ್ ಸ್ಮೆಲ್ ಬರ್ತಿಲ್ಲ, ಅಭ್ಯಾಸ ಆಗಿದೆ ಈಗ ನಮ್ಗೆ. ಆ ಮಟ್ಟಕ್ಕೆ ನಾವು ಕೆಲಸ ಮಾಡ್ತಾ ಇತ್ತಲ್ಲಿ ಸ್ವಚ್ಛತೆ ಕೆಲಸ.
2: ಇಲ್ಲಿ ನಿಮ್ ಮಾತಲ್ಲಿ ಗೊತ್ತಾಯ್ತು ನೀವೆಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಿದ್ರಿ ಅಂತ.
0: ಯಾಕಂದ್ರೆ ನಮ್ಗೆ ಒಂದು, ನಾನು ನಿಜವಾಗ್ಲೂ ಸ್ಫೂರ್ತಿ ಅಂತ ಹೇಳಿದ್ರೆ, ನಾನು ಈಗ ಪಂಚವರ್ಣ ಸೇರ್ಕಾದ್ರೆ ಒಂದು ಬೈರು ಮತ್ತೆ ಇನ್ನೊಂದು ರವಿಯಣ್ಣ ಯಾವುದೇ ಆಗ್ಲಿ ನಿನ್ನತ್ರ ಮಾಡೋಕ್ ಸಾಧ್ಯ. ನಾ ಇವತ್ತು ಮೈಕ್ ಹಿಡಿದಿದ್ದು ಪಂಚವರ್ಣಕ್ಕೆ ಬಂದ ಮೇಲೆ.
3: ಒಂದು ಆಕ್ಸಿಡೆಂಟ್ ಆಯ್ತು ನಂಗೆ ಮಾಪಕಡದೆಲ್ಲ, ಅಷ್ಟೊತ್ತಿಗೆ ಸಹ ಅದು ಹೆಂಗ್ ರವಿ ಕಾಲ್ ಹೋಯ್ತ ಗೊತ್ತಿಲ್ಲ. ನಂದು ಮೊಬೈಲ್ ಬಂದ್ಬಿಟ್ಟು ರೋಡ್ ಅಲ್ಲಿ ಬಿದ್ದಿತ್ತು, ತನ್ನಷ್ಟಿಗೆ ನಮ್ ಪಂಚವರ್ಣ ರವಿ ಕಾಲ್ ಹೋಯ್ತದ. ಕಾಲ್ ಹೋದ ತಕ್ಷಣ ನಾನ್ ಪೇಷಂಟ್ ನನ್ನ ಕರ್ಕೊಂಡು ಹೋಗಿಂತ ಮುಂಚೆ ನಮ್ ಪಂಚವರ್ಣದಲ್ಲಿದ್ರು. ನಿಜವಾಗ್ಲೂ ಅದೊಂದು ಹೆಮ್ಮೆ ವಿಷಯ ಅನ್ಸುತ್ತೆ, ನಂಗೆ ದುಃಖ ಆಗುವಂತ ವಿಷಯ ಅನ್ಸುತ್ತೆ. ನಾನಿವತ್ತು ಯಾವತ್ತೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿದ್ನೇನೋ, ಮನೆಯವರೆಲ್ಲ ಬಪ್ಪದ ಕಡಿಕೆ ಫಸ್ಟ್ ಆಸ್ಪತ್ರೆಗೆ ಸೇರ್ಸಕ್ಕೆ ನನ್ನ ಪಂಚವರ್ಣ ನನ್ಗೆ ಇದ್ ಮಾಡಿ.
2: ಸೊ ನಿಮ್ಗೆ ಪಂಚವರ್ಣ ಒಂದು ಕುಟುಂಬ ಆಯ್ತು.
3: ಕುಟುಂಬನೇ ನಿಜವಾಗ್ಲೂ ಅದು, ಕುಟುಂಬನೇ ಒಂದು ಮುಷ್ಟಿ ಇದ್ದಂಗೆ. ನಾವು ಒಂದು ಮುಷ್ಟಿ ಅಂತ ಇದ್ರೆ ಅದು ಯಾರಿಗೂ ಏನು ಮಾಡೋಕತ್ತಿಲ್ಲ. ನಮ್ ಪಂಚವರ್ಣ ಅಂದ್ರೆ ಪಂಚ ಮುಷ್ಟಿ ಇದ್ದಂಗೆ.
1: ಮೇಡಮ್, ಇಷ್ಟೊತ್ತ ತನಕ ನಾವು ಪ್ಲಾಸ್ಟಿಕ್ ಮುಕ್ತ ಮಾಡುವ ಬಗ್ಗೆ ಮಾತಾಡ್ತಾ ಹೋಯ್ತು, ಆದ್ರೆ ನಾನು ಇನ್ನಿಷ್ಟು ನಮ್ಮ ಸಂಸ್ಥೆಯಿಂದ ನಡೆದಂತಹ ಕಾರ್ಯಕ್ರಮಗಳ ಬಗ್ಗೆ ಒಂದೆರಡನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಷ್ಟ್ರೀಯ ಹೆದ್ದಾರಿಯ ಎರಡು ಇಕ್ಕೆಲೆಗಳಲ್ಲಿ ನಾವು ಪ್ಲಾಸ್ಟಿಕ್ ಮುಕ್ತವನ್ನ ಮಾಡಿದ್ವಿ. ಮಕ್ಕಳಿಗೆ ಒಂದು ಆ ಬಗ್ಗೆ ತಿಳುವಳಿಕೆ ಬೇಕು ಅಂತ 13 ಶಾಲೆಗಳಲ್ಲಿ, ಈ ಹೋಬಳಿ ನಮ್ಮ ಕೋಟಾ ಹೋಬಳಿ ಮಟ್ಟದ 13 ಶಾಲೆಗಳಲ್ಲಿ ಅವರಿಗೆ ನಾವು ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿ ಅದರ ಒಂದು ವಿವೇಕ ಕಾಲೇಜಿನಲ್ಲೇ ಆ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಆ ಒಂದು ಕಾರ್ಯಕ್ರಮದ ಒಂದು ಪ್ರಬಂಧ ಸ್ಪರ್ಧೆಯ ಒಂದು ಬಹುಮಾನವನ್ನ ನಾವು ನಮ್ಮ ಕನ್ನಡ ರಾಜ್ಯೋತ್ಸವದ ವೇದಿಕೆಯಲ್ಲಿ ಅದನ್ನ ಕೊಟ್ಕೊಂಡ್ವಿ. ಅದಷ್ಟೇ ಅಲ್ಲದೆ ನಮ್ಮ ಒಂದು ಸಂಘಟನೆಯಿಂದ ಆಧಾರ್ ಮೇಳವನ್ನ 4-5 ಸರಿ ಮಾಡಿದ್ದೇವೆ, ಹಾಗೆ ಈ ಶ್ರಮ್ ಮೇಳವನ್ನ ಕೂಡ ಮಾಡ್ಕೊಂಡು ಹೋಗಿದ್ದೀವಿ. ರೇಖಾ ಚಿಕಿತ್ಸೆಯನ್ನ, ರೇಖೆಯ ಒಂದು ಚಿಕಿತ್ಸೆ ಈಗ ಬಂದಿದೆ ಅಲ್ಲ, ಅದ್ರ ಬಗ್ಗೆ ಕೂಡ ಮಾಡಿದ್ದೀವಿ. ಹಾಗೆ ಅಕ್ಯುಪ್ರೆಷರ್ ಒಂದು ಥೆರಪಿ, ಆ ಒಂದು ಇದನ್ನ ಕೂಡ 8-10 ದಿನ ನಮ್ಮ ಸಂಸ್ಥೆಯಲ್ಲೇ ಅವರಿಗೆ ಜಾಗ ಮಾಡಿಕೊಟ್ಟು ಸ್ಥಳಾವಕಾಶವನ್ನ ನೀಡಿ ಆ ಒಂದು ಕಾರ್ಯಕ್ರಮವನ್ನ ಕೂಡ, ಅಂದ್ರೆ ಕೋಟಾದಲ್ಲಿ ಇರುವಂತಹ ಅಕ್ಯುಪ್ರೆಷರ್ನಿಂದ ಯಾವ ಒಂದು ನಮ್ಮ ದೇಹಕ್ಕೆ ಸಿಗುವಂತಹ ಸೌಲಭ್ಯಗಳು ಎಲ್ಲರಿಗೂ ಸಿಗ್ಲಿ ಅಂತ, ಅದಕ್ಕೂ ಕೂಡ ನಾವು ಪಂಚವರ್ಣ ಸಂಘ ನಮ್ಮ ಸಂಸ್ಥೆಯ ಆಫೀಸ್ನಲ್ಲೇ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ವಿ. ಹಾಗೆ ಅಲ್ಲಿನ ಒಂದು ಆರೋಗ್ಯ ಬಗ್ಗೆ ಕೂಡ ಕ್ಯಾಂಪ್ನ ಮಾಡಿದ್ವಿ. ಹೀಗೆ ನಾವು 10 ಹಲವು ಬಗೆಯ ಕ್ಯಾಂಪ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಬರೀ ಪ್ಲಾಸ್ಟಿಕ್ ಬಗ್ಗೆ ಮಾತ್ರ ಅಲ್ಲದೆ, ಅದೇ ನಮ್ಮ ಒಂದು ಶ್ಲೋಗನ್ನೇ ಆಗಿದೆ, ಪ್ಲಾಸ್ಟಿಕ್ ಅನ್ನ ಎಸೆಯುವ ಕೈ ಎಲ್ಲಿಯವರೆಗೆ ಸೋಲೋದಿಲ್ಲವೋ ಅಲ್ಲಿಯವರೆಗೆ ಎತ್ತುವಂತಹ ಕೈ ನಮ್ದು ಕೂಡ ಸೋಲೋದಿಲ್ಲ ಅಂತ ಹೇಳ್ತಾ.
2: ನಿಮ್ಮ ಈ ಸಂಘಟನೆಯಲ್ಲಿ ಪಂಚವರ್ಣದಲ್ಲಿ ಯಂಗ್ ಜನರೇಷನ್ಗಳು ಅಂದ್ರೆ ನೀವು ಮಾಡ್ತಿದ್ರಿ, ನಿಮ್ಮೊಟ್ಟಿಗೆ ಇನ್ನಷ್ಟು ಮಂದಿ ಸೇರ್ಕ ಅದು ನಡೀತಾ ಹೋಯ್ಕ ಬೆಳೀತಾ ಹೋಯ್ಕ, ಇದಕ್ಕೆ ಯಾವ ತರ ಕಾರ್ಯಕ್ರಮಗಳಿದ್ದಾವೆ?
4: ಎಸ್ ಎಲ್ ಸಿ ಹೋಗುವಂತ ಮಕ್ಕಳ ಪಿ ಯು ಸಿ ಹೋಗುವಂತ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಿದ್ದೇವೆ ನಾವು. ಯಾಕೆ ನಮ್ಮ ಸಂಘಟನೆಲ್ಲಿರುವಂತ ಮತ್ತ ನಮ್ಮಲ್ಲಿ ಒಂದು ಮೂರ್ನಾಲ್ಕು ಜನ ನಮ್ಮ ದಿನೇಶ್ ಆಚಾರ್ಯ ಹೇಳಿದ್ರು ಹೇಳದಂತ ತನ್ನ ಮಗಳನ್ನ ಸತೆ ನಾನು ಕರ್ಕ ಬರ್ತಿದ್ದೇನೆ ಕ್ಲೀನಿಗೆ ಹೋಗಿ ಕರ್ಕ ಬರ್ತಾರೆ. ಅದೇ ತರ ನಮ್ಮ ಸಂಘಟನೆ ಒಂದು ನಾಲ್ಕೇ ಜನ ಇದ್ದಾರೆ. ನಮ್ಮ ಕೃಷ್ಣ ಅಂತ ಇದ್ದಾರೆ, ಮತ್ತೆ ಅಮೃತ್ ಹಿಂದಿನ ಅಧ್ಯಕ್ಷ ಅಮೃತ್ ಜೋಗಿ ಅಂತಿದ್ದಾರೆ. ಹೀಗೆ ನಾನಾ ಜನ ನಮ್ಮ ಸಂಘಟನೆ ಅವರು ಮಕ್ಕಳನ್ನ ಸತೆ ಕರ್ಕ ಬರ್ತಿದ್ದಾರೆ. ಯಾಕಂದ್ರೆ ನಾವು ನಾಳೆ ಸಾಯಬಹುದು, ಆದ್ರೆ ಪಂಚವರ್ಣ ಸಾಯಬಾರ್ದು ಅನ್ನೋ ನಮ್ದು ಒಂದು ಅಭಿಲಾಷೆ ಇದೆ. ಕೋಟ ಪಡುಕೆರೆ ಇರ್ಬೋದು, ಗಿಳಿಯಾ ರಸ್ತೆಯಲ್ಲಿ ಇರ್ಬೋದು, ಇವತ್ತು ನಾಲ್ಕೈದು ವರ್ಷ ದೊಡ್ಡ ದೊಡ್ಡ ಮರಗಳಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಅದು ಪಂಚವರ್ಣ ಯುವಕ ಮಾಡಲ್ಲ, ಮಾವುಕ್ಕಳದವರಿಗೆ ಇದೆ ಮೇಡಮ್.
5: ಸೊ ಪಂಚವರ್ಣ ಇಷ್ಟು ವರ್ಷದಿಂದ ಏನೆಲ್ಲ ಒಳ್ಳೆ ಕೆಲಸ ಮಾಡ್ಕೊ ಬಂದಿತ್ತ, ಅದ್ರ ಒಟ್ಟಿಗೆ ವರ್ಷಕ್ಕೆ ಎರಡು ಕಾರ್ಯಕ್ರಮ ಮುಖ್ಯವಾಗಿರುವಂತ ಕಾರ್ಯಕ್ರಮ ಆಸಡಿ ವಡ್ರ ಸದ್ಭವನ. ಸೊ ಇವೆರಡೂ ಕಾರ್ಯಕ್ರಮ ಇಷ್ಟು ಗರ್ಜಗ ಆತಿತ್ತಂದ್ರೆ ಅಂತವ್ರ ಸಹಕಾರ ಬೇಕು, ಮತ್ತೆ ನಿಮ್ಮೆಲ್ಲರ ಒಮ್ಮನಸ್ಸು. ಪಂಚವರ್ಣ ನಿಮ್ಮ ಸಂಸ್ಥೆಯ ಒಮ್ಮನಸ್ಸಿಂದ ಇಷ್ಟೊಳ್ಳೆ ಕಾರ್ಯಕ್ರಮಗಳಾತ ಬಂದ. ಅದರೊಟ್ಟಿಗೆ ನಮ್ಮ ಬಪ್ಪತಿ ನಮ್ಮ ಬಂಡಾರಕಸ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕಂಡೆ ನಿಮ್ಮ ವೆಹಿಕಲ್ ನಿಂತಿತ್ತ, ಅದರಲ್ಲಿ ಸಾಲು ಮರದ ತಿಮ್ಮಕ್ಕ, ಮೊನ್ನೆ ಅಷ್ಟೇ 300ನೇ ವಾರದ ಸ್ವಚ್ಛತಾ ಕಾರ್ಯಕ್ರಮದ ಕೆಲವು ತುಣುಕುಗಳು, ಆ ಫೋಟೋಸ್ ಎಲ್ಲ ಕಂಡೆ. ಅದು ನಡೆದಾಡುವಾಗ್ಲೇ, ಅದು ಓಡಾಡುವಾಗ್ಲೇ ಗೊತ್ತಾದ ಪಂಚವರ್ಣ ಓಡ್ತಾನೆ ಇರುತ್ತ ಅಂತ ಹೇಳ್ಕೊಂಡೆ. ಎಲ್ಲ ನೀವೇನ್ ಮಾತಾಡ್ರಲ್ಲ ಇಷ್ಟು ಹೊತ್ತ, ಬಹುಶಃ ನಂಗೆ ಒಂದ್ ಎಪಿಸೋಡ್ ಆತಿಲ್ಲ, ಯಾಕಂತಿದ್ದು ಎರಡೆರಡು ಎಪಿಸೋಡ್ ಮಾಡಿ ಹಾಕಕ್ ಇನ್ನೂ ಇತ್ತು ನಿಮ್ ಕಾರ್ಯಕ್ರಮದ ಬಗ್ಗೆ ಮಾತಾಡೋಕೆ. ಅಲ್ಲಿ ಅದಕ್ಕಿಂತ ಜಾಸ್ತಿ ಕಾರ್ಯಕ್ರಮಗಳು ಇನ್ನಷ್ಟು ಪಂಚವರ್ಣ ಸಂಸ್ಥೆಯಿಂದ ಸಂಘಟನೆಯಿಂದ ಆತ ಇರಲಿ, ನಿಮ್ಮ ಎಲ್ಲ ಒಮ್ಮನಸ್ಸು ಮತ್ತೆ ಹುಮ್ಮಸ್ಸು ಇತ್ತಲ್ಲ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪ ಸ್ಟುಡಿಯೋ ಬಂದು ಇಷ್ಟು ಹೊತ್ತು ಕೂಕಂಡ ನಮ್ಮೊಟ್ಟಿಗೆ ಇಷ್ಟು ಲೈಕ್ ಮಾತಾಡೋದಕ್ಕೆ. ಈ ಕೆಲಸ ಸದಾ ಹಿಂಗೆ ಇರಲಿ, ಸದಾ ಎಲ್ಲ ಮನಸ್ಸುಗಳನ್ನ ನಿಮ್ ಒಳ್ಳೆ ಭಾವನೆ ಇದೆಯಲ್ಲ ಸದ್ಭಾವನೆ ತಲುಪಲಿ. ಧನ್ಯವಾದಗಳು.
6: ಧನ್ಯವಾದ.
5: ಸರಿ ಕೇಳುಗ್ರ, ಇಷ್ಟು ಒಳ್ಳೆ ಕಾರ್ಯಕ್ರಮ ಕೇಳಿಸ್ಕಂತಲ್ಲ ಇವತ್ತು ಆಸಾಡಿ ಒಡ್ರ ಸದ್ಭಾವನದಂತಹ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ. ಅದ್ರ ಒಟ್ಟಿಗೆ ಎಷ್ಟೊಂದು ಕಾರ್ಯಕ್ರಮಗಳು ಅವರ ಲಿಸ್ಟ್ ಅಲ್ಲಿ ಇದ್ವು, ಇನ್ನಷ್ಟು ಇದ್ವು ಮಾತಾಡೋಕೆ, ಬಟ್ ಟೈಮ್ ಆಯ್ತಲ್ಲ, ನಾವು ಹೊರಡ್ತೋ. ವಿಶ್ವಕುಂದ ಪ್ರಕನ್ನಡ ದಿನ ಆಸಡಿ ಹಬ್ಬ ಎಲ್ಲ ಕೂಕಂಡು ಈ ಮಾತನ್ನ ಕೇಳಿಸ್ಕೊಂಡವರಿಗೆ ನಿಮ್ಗೂ ಧನ್ಯವಾದ ಹೇಳ್ತಾ ಮತ್ ಸಿಕ್ವಾ. ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಬಂಡಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕೇಂತ ಇರಿ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್ ಎಲ್ರಿಗೂ ನಮಸ್ಕಾರ. ವಿಶ್ವ ಕುಂದಾಪುರ ದಿನಾಚರಣೆಯ ಶುಭಾಶಯ ಹೇಳ್ತಾ ನಾವಿವತ್ತು ಹೆಜ್ಜೆ ಗೆಜ್ಜೆ ಗೋಪಾಡಿ ಸಂಘದಿಂದ ಒಂದ್ 4 ಜನ ಸೇರ್ಕೊಂಡು ಚಣ್ಣಕ್ಕೆ ಒಂದು ಕುಂದಾಪುರ ಭಾಷೆಗೆ ನಾಟಕ ಮಾಡಿ ಗಮ್ಮತ್ ಮಾಡುವ ಅಂತ ಹೇಳಿ. ಇದನ್ನ ಬರ್ದವ್ರ ಯಾರ್ ಗೊತ್ತಿತ್ತಾ? ನಮ್ ಕುಂದಾಪುರದವ್ರು, ಅದ್ರಂಗೂ ಕಾರ್ಕಡದವ್ರೆ, ಶ್ರೀನಿವಾಸ ಉಡುಪ್ರ ಅಂತ ಹೇಳಿ. ಸುಮಾರು 50-60 ವರ್ಷದ ಹಳೀ ಕತಿ ಕಾಣಿ. ಅದ್ರಂಗೆ ಚೂರ್ಪಾರ್ ಆಚೀಚಿ ಮಾಡ್ಕೊಂಡು ಎಂತೋ ಒಂದ್ ಮಾಡಿತ್ತು. ಹೆಚ್ಚು ಕಡಿಮೆ ಯಾರೇ ಹೊಟ್ಟಿಗೆ ಹಾಯ್ಕಂಡ ಸುಧಾರಿಸ್ಕಣಿ ಅಕ್ಕ. ಇಷ್ಟೆಲ್ಲ ಹೇಳಿ ನಾ ನಿಮ್ಗೆ ನಾಟಕದ ಹೊಸರು ಹೇಳ ಇಲ್ಲ ಅಲ್ದೆ. ಇದ್ರ ಹೊಸರು ಕಂಜೂಸ್ ಅಪ್ಪಯ್ಯ ಅಂದ್ ಹೇಳಿ. ಇದ್ರಂಗೆ ಅಪ್ಪ ಅಬ್ಬಿ ಎರಡ್ ಮಕ್ಳು ಇಪ್ಪು ಮಧ್ಯಮ ವರ್ಗದ ಸಂಸಾರದ ಕತಿ ಇತ್ತು ಕಾಣಿ. ಇದ್ರಲ್ಲಿ ಅಪ್ಪಯ್ಯ ಮಾಡದ್ದ ನಾಗರತ್ನ ಜಿ ಹೇರಳೆ, ಅಬ್ಬಿ ಮಾಡದ್ದ ಸುನೇತ್ರ ಉಡುಪ, ಇನ್ನ ಎರಡ್ ಮಕ್ಳಾಯಿ ಮಾಬ್ಲ ಮಾಣಿಯಾಯಿ ಅಕ್ಷತ ಅಡಿಗ, ಸತ್ಯಮಾಣಿಯಾಯಿ ನಿವೇದಿತ. ಕೇಂದ್ರಿ ಅಲ್ದೆ
2: ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವಾ, ಹೊಸುವಾತ್ತಲೆ ಅಬ್ಬಿ ಹೊಸುವಾತ್ತಲೆ.
3: ಅಲ್ಲ ಮಾಣಿ ಸತ್ಯ
4: ಅಪ್ಪಯ್ಯ ಮನ್ಕಣ ಕಾಂತಿಲ್ಯ ನಿಂಗೆ, ಎಪ್ಸ ನಿನ್ ಬೆನ್ ಚರ್ಮ ಸುಲಿತ್ರ ಕಾಣ್.
5: ಅಪ್ಪಯ್ಯನ್ ಯಾರು ಎಪ್ಸಕ್ಕಾಗ, ಆರ ಅಪ್ಪಯ್ಯ ಮಾತ್ರ ಎಲ್ಲರನ್ನ ಎಪ್ಸ್ಲಕ್ಕಲ್ಲ.
4: ಯಾರನ್ ಮಾಣಿ ಅಪ್ಪಯ್ಯ ಎಪ್ಸದ್ದು?
5: ಮೊನ್ನೆ ರಾತ್ರಿ ಮಳಿ ಬಂದಲ್ಲ, ನಿನ್ನ ಮತ್ತಣ್ಣ ಎಪ್ಸಿರಲ್ಲ, ನಂಗ್ ಅಷ್ಟೊತ್ತಿಗೆ ಎಚ್ಚರಿಕೆ ಇದ್ದಿತ್ತು.
4: ಅಲ್ಲ ಹಂಗಾರೆ ಸೌದಿ ನೆನೂದ ಹೊರ್ಗೆ ದಿನಾ ಬೆಳಗ್ಗೆ ಬಸ್ಲು ಮನಿ ಹೋಯ್ಕಂಡ್ ಅಮ್ಮೇ ಬಿಸಿನೀರ್ ಬತ್ತಿಲ್ಲ ಅಂತಿಯಲ್ಲ. ಇಲ್ ಬಾ ಅಜ್ಜಿ ಪಲಹಾರ ಮಾಡಿದೆ, ಅವಲಕ್ಕಿ ಕೊಡ್ತೆ.
5: ಹಾ ಎಂತ ಇವತ್ ಏಕಾದಶಿಯ? ನಾಕೇನ್ರಿ ಇನ್ನ ಏಕಾದಶಿ ಬತ್ತಿಲ್ಲ ಅಂತ ಹೇಳ್ರ? ಈಗ ಮಾಡ್ತೆ ಕಾಣು ಅಜ್ಜಿಗೆ, ಪುಡಿ ಅಂಡಿಗೆ ನೀರ್ ತುಂಬಿಸಿ ಇಟ್ಟೆ.
4: ಈಗ ಮಾಡಿ ತಕೋ.
5: ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತ್ತೋ, ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತ್ತೋ.
4: ಎಂತ ಮಾಡಿ ನಿಂದ ಹೋಗತ್ಲಗೆ?
1: ಛೇ ಈ ಮಕ್ಕಳಪ್ಪ, ಒಂದ್ ಗಳಿಗೆ ಮನ್ ಕಂಪಿಡ್ತು. ಅದ್ರಂಗು ಈ ಶನಿ ಮಾಣಿ ಶಾಲಿಗ್ ರಜೆ ಬಂತಂದ್ರ ಸೈ ನಮ್ ನಿದ್ದೆ ವಜಾ. 365 ದಿನ ಶಾಲಿ ಮಾಡ್ರೆ ಗಂಟು ಹೊತ್ತಾ ಮಾಸ್ಟ್ರಿಗೆ?
4: ನಾವ್ ಒಳಗೋತೆ, ನಂಗ್ ಕೆಲ್ಸ.
5: ಅಮ್ಮ ಈ ಅಪ್ಪಯ್ಯ ಎಂತ ಕಾಗ್ಲೋತ್ ಮಲ್ಕೊಂಬುದು, ರಾತ್ರಿ ಅಂತ ಕೊಳುಕ್ ಹತ್ರ
1: ಎಂತ? ನನ್ನ ನಿದ್ರೆಯಿಂದ ಎಬ್ಸದಲ್ದೆ ಬಾಯಿಗ್ ಬಂದಂಗ್ ಹೇಳ್ತೀಯ? ಎಂತ ಹೇಳ್ದೆ ಎಂತ ಹೇಳ್ದೆ ಹೇಳಿ ಒಂದ್ಸಲ.
5: ಅಯ್ಯೋ ಅಪ್ಪಯ್ಯ ಹೊಡಿಬೇಡಿ ಹೊಡಿಬೇಡಿ, ನಾ ನಿಮ್ ಬೈದದಲ್ಲ.
1: ಎಂತ ಕೊಳುಕ್ ಹೋಪ್ದ? ಅಪ್ಪಯ್ಯ ಕೊಳುಕ್ ಹೋಪ್ದಂದೇಳಿ ಹೇಳ್ತಿಯಲ್ಲ, ನಿನಗ್ ನಿನಗ್ ಸೊಲ್ದ?
5: ಅದು ಅದು ನಾವ್ ಶಾಲಿ ಪಾಠ ಕೇಂಬುತ್ತಿಗೆ ಕಣ್ಣು ಕೂರ್ರೆ ಮಾಸ್ಟರ್ ಹಂಗೆ ಕೇಂತ್ರ, ಅದಕ್ಕೆ ಕೇಂಡೆ ಅಪ್ಪಯ್ಯ ಹೆಂಗೇಳಿ ಕುದಕ್ ಹೋತ್ರ ಅಲ್ಲ ಅಂದ್ ಕೇಂತ್ರ.
4: ಯಾಕಪ್ಪ ಆ ಮಾಣಿನ್ ಗೋಳ್ ಹೋಯ್ಕಂದ ಸಣ್ಣದಲ್ಲಿ ಅದ ಹಂಗಾರೆ?
1: ಹೌದಪ್ಪ ಸಣ್ಣದಂದ್ ಹೇಳಿ ನಾವ್ ತಿಳ್ಕಂದ್ ಅವ್ವ ನಮ್ಮನ್ ಮೂರ್ ಕಾಸ್ ಮಾಡಿ ಹಾಕ್ತ್ರ ಊರಲ್ಲಿ ಶನಿ ಅಲ್ಲ. ನಿದ್ದಿ ಅಂತೂ ಇಲ್ಲ, ಗೆದ್ದಿಗ್ ನೀರ್ ಬಿಡುಕೆ ಜನರು ಸಿಕ್ತರ ಕಾಂತೆ.
6: ಅಮ್ಮ ಅಮ್ಮ
4: ಆ ಮಾಬಲ್ ಮಾಣಿ ಎಂತದೋ ಹೇಳ್ತಿತ್ತಪ್ಪ ಆಗ್ಲಿಂದ್ಲು, ಅದ್ರ ಗುಯ್ಯ ಕೇಂಡ್ ಸಾಕಾಯ್ತ್ ನಂಗೆ, ಎತ್ ಹೋದೆ ಮಾಣಿ. ನೀನೇ ಕೇಮ್ ಕಾಗ್ದ ಹಂಗಾರ ಅಪ್ಪಯ್ಯನ ಹತ್ರ, ಯಾವಾಗ್ಲೂ ನನ್ ಜೀವ ಎಂತ ತಿಂಬುದ?
6: ಅದು ನಂಗೆ
1: ನಿಂಗೆ
6: ನಂಗೆ
1: ಎಂತ ನಿಂಗೆ
5: ನಾಕೆಂತೆ ಅಪ್ಪಯ್ಯ?
1: ಅಪ್ಪಯ್ಯ
5: ಅವನಿಗೆ ನಿಮ್ಮತ್ರ ಹೇಳುಕ್ ಹೆದ್ರಿಕೆ ಅತ್ತಮ್ರ.
1: ನಿಂಗ್ ಹೆದ್ರಿಕೆ ಅತ್ತಿಲ್ಯ?
5: ಹಂಗಲ್ಲ ಅಪ್ಪಯ್ಯ, ಅವನಿಗೆ ಒಂದ್ ಪಿಕ್ಚರಿ ಹೋಯ್ಕಂಬ್ರ, ಅವನಟ್ಟಿ ನಾನು ಒಪ್ಪುದ.
1: ಹ ಯಾರ್ ಬೇಕಾರು ಹೋಯ್ಲಕ್, ಬೇಕಾರೆ ಆ ತೊಟ್ಲಲ್ಲಿ ಮಗಿನೂ ಕರ್ಕೊಂಡ್ ಹೋಯ್ನಿ.
5: ಕೇಳಿ ಅಣ್ಣ ಅಪ್ಪಯ್ಯ ಹೇಳದ್ ಯಾರ್ ಬೇಕಾರ ಹೋಯ್ಲಕ್ಕಂಬ್ರ, ನಾ ಬತ್ತೆ ಅಣ್ಣ ನನ್ನೂ ಕರ್ಕೊ ಹೋಗ. ಅಡಿಲ್ಯ
6: ಯಾರನ್ ಬೇಕಾರು ಕರ್ಕೊಂಡ್ ಹೋಯ್ಲಕ್ಕ, ಆರೆ ದುಡ್ಡು ದುಡ್ಡು ದುಡ್ಡು ಬೇಕಲ್ಲ.
5: ಹಂಗಾರೆ ಅಪ್ಪಯ್ಯ ದುಡ್ಡು ಕೊಡಿ ಅಪ್ಪಯ್ಯ, ನಂಗ್ ಮೂರಾಣಿ ಅಣ್ಣಂಗ್ ಮೂರಾಣಿ. ಅಮ್ಮ ನೀ ಬತ್ತ್ಯಾ?
6: ಎಂತ ದುಡ್ಡ? ಎಂತ ನಿನ್ನ ಅಪ್ಪಯ್ಯ ದುಡ್ಡು ಗಂಟು ಕಟ್ಟಿ ಕೊಟ್ಟಿದ್ನಾನ ನಂಗೆ?
5: ಅಲ್ಲ ನೀವೇ ಅಲ್ದ ನನ್ನ ಅಪ್ಪಯ್ಯ.
6: ನಿಮ್ಗೆ ತಿಂದು ಸೊಕ್ಕ ಹಾಂಗಾಯಿ ಪಿಕ್ಚರ್ ನಾಟಕ ಎಲ್ಲ ಬೇಕಮ್ಮಂಗ
4: ಕೊಟ್ರಿ ಎಂತ ತಪ್ಪ? ಹಂಗಾರೆ ಮೂರಾಣಿ ಅಲ್ಲ ಆ ಮಾಣಿ ಎಷ್ಟು ದಿನದಿಂದ ಪಿಕ್ಚರಿಗೆ ಹೋಯ್ಕಂದೇಳಿ ಉರು ಹಾಕ್ತಿತ್ತು. ಅದೇ ಆಚೀಚ ಮನಿ ಮಕ್ಕಳ ಹಂಗೆ ಬಂದ್ ಪಿಕ್ಚರ್ ಎಲ್ಲ ಬಿಡ್ದೆ ಕಾಮದಾರ್ ಆಬ್ದ ನಮ್ಗೆ.
6: ಹೌದಾ? ನಿಮ್ಗೆ ಮೂರಾಣಿ ಅಂದೇಳಿ ತೋರತ್ತ, ನಂಗ್ ಅದನ್ ಕಾಣ್ಕಾರೆ ರಕ್ತ ನೀರ್ ಮಾಡ್ಕತ್ತ. ನಾವೆಲ್ಲ ಪಿಕ್ಚರ್ ಕಂಡೇ ದೊಡ್ಡವರಾದವರಲ್ಲ, ಅದನ್ ಕಾಣದೇ ಇದ್ರೆ ಪಾಪ ಬಪ್ದಂದೇಳಿಯಾರೆ ನಂಗೆ ಬರ್ಲಿ.
5: ಅಪ್ಪಯ್ಯ ಅಪ್ಪಯ್ಯ ಆಯ್ಲಿ ಮೂರಾಣಿ ಕೊಡಿ ಅಣ್ಣ, ಅಷ್ಟು ಮಾರ್ಕದ್ ಕಾಣ್ತಿಲ್ಲ ನಿಮ್ಗೆ. ನಾ ಹೆಂಗಾರು ಮಾಡಿ ಒಳ ನುಗುಳ್ಕೊಂಡು ಹೋದೆ.
6: ಹಾಂಗ್ ನುಗುಳ್ಕೊಂಡು ಹೋಗ್ತಾರೆ ಎಲ್ಲಿಗ್ ಬೇಕಾದ್ರೂ ಹೋಯ್ಲಕ್ಕ, ನಂದೇನ್ ಅಡ್ಡಿಲ್ಲ. ಹಾಂಗಂದ್ ಹೇಳಿ ಈ ಪಿಕ್ಚರಿಗೆ ಖರ್ಚು ಮಾಡ್ರೆ ಮನಿ ಉಳಿತ ಮಣಿ. ಎಲ್ರಂಗೆ ನಾವು ಒಂದ್ ಮುಷ್ಟಿ ಊಟ ಮಾಡ್ಕೊಂಡ್ ಇರ್ಕ ಹೋಯ್ನೇತೆ.
5: ಅಪ್ಪಯ್ಯ ಅಣ್ಣ ಅಪ್ಪಯ್ಯ ಒಳ ಹೋಯಾಯ್ತು, ಅವ್ರ ನಮ್ಕ ನೀ ಪಿಕ್ಚರಿ ಹೋತ ಅನ್ಕಂಡ್ ನಿನ್ ಕೈ ಚಿಪ್ಪೆ ಗತಿ.
7: ತಡಿ ಅಮ್ಮನ ಹತ್ರ ಅವ್ರು ಕೇಂತ. ಅಮ್ಮ ಅಮ್ಮ ನಿನ್ನ ಹತ್ರ ದುಡ್ಡಿದ್ರು ಕೂಡ ನಾನ ಊಟಕ್ಕಾರು ಹೋಯ್ ಅಲ್ದಿ ಬ್ರಹ್ಮಚಾರಿಗಾರು ಹೋಯ್ ದುಡ್ಡು ಒಟ್ಟು ಮಾಡಿ ಕೊಡ್ತೇನೆ ನಿಂಗೆ. ಅದು ಅಲ್ದೆ ಅಮ್ಮ ಇಲ್ಕೇನಮ್ಮ ಆಚಿ ಮನಿ ನರಸಿಂಹನ ಹತ್ರ ನಾ ಬತ್ತಿ ಅಂದ್ರೆ ಹೇಳಿದೆ ಮರತಿ, ಇನ್ನು ಹೋಯ್ದಿದ್ರೆ ಹೇಸ್ಗಿ ಅಲ್ದ ಅಮ್ಮ ನೀ ಕೊಡಮ್ಮ ನಂಗೆ.
4: ನನ್ ಕೈಯಲ್ಲಿ ಹ್ಯಾಂಗ್ ಬತ್ ಮಾಡಿ ದುಡ್ಡು ಬಾಲಿ ಇಟ್ಕೊಂಬಕ್ಕೆ ಇವ್ರ ಹತ್ರ ದುಡ್ಡಿಗೆ ಬಾಯಿ ಅಲ್ದ ಅಲ್ದ ಅಲ್ದ ಸಾಕತ್ ನಂಗೆ. ನಾನ ಪಾಪ ಪುಣ್ಯ ಗ್ರಹಿಸ ಜಾಸ್ತಿ ಐತಿ ಇವರಿಗೆ. ಆಚೀಚ ಮನಿ ಹೆಂಗ್ಸ್ರ ಕಣಿಗೆ ಅಕ್ಕಿ ಭತ್ತನೆಲ್ಲ ಕದ್ದು ಮಾರಿರೆ ಸಮಾ ತಿರಿತಿ ಇವ್ರಿಗೆ.
6: ಎಂತಂದೆ ಅಮ್ಮ ಇನ್ನೊಂದ್ಸಲ ಹೇಳ?
4: ಅದೇ ಆಚೀಚ ಮನಿ ಹೆಂಗ್ಸ್ರ ಕಣಿಗೆ ಅಕ್ಕಿ ಭತ್ತನೆಲ್ಲ ಕದ್ದು ಮಾರಿರೆ ಸಮಾ ತಿರಿತಿ ಇವ್ರಿಗೆ.
6: ಅಲ್ದಮ್ಮ
5: ಹಾ ಈ ಅಮ್ಮನು ದುಡ್ಡು ಕೊಡಲ್ಲ. ಅಣ್ಣ ಹೆಂಗ್ ಪಿಕ್ಚರಿಗೆ ಹೋತ ಈಗ? ಆಚಿ ಮನಿ ನರಸಿಂಹನ ಹತ್ರ ನಾನಾರು ಹೋಯ್ ಹೇಳಿಕ್ಕೆ ಬತ್ತೆ ಅಣ್ಣ ಬತ್ತಿಲ್ಲ ಅಂದ. ಆಚಿ ಮನಿ ನರಸಿಂಹನ ಹತ್ರ ಹೋಯ್ ನಾನ್ ನೀ ಬತ್ತಿಲ್ಲ ಅಂದ್ ಹೇಳಿಕ್ಕೆ ಬಪ್ಪುದಾ?
6: ನೀನು ಸ್ವಲ್ಪ ಸುಮ್ಮನೆ ಆಯ್ಕೋ ಅಕ್ಕ, ಆತ್ರಗೆ ಟಾಂಜಿ ನಿನ್ ಕಣೆಗೆ ಆಡ್ಬೇಡ, ಸ್ವಲ್ಪ ಸುಮ್ಮನೆ ಆಯ್ಕೋ. ನಾನ ಹೋಯೇ ಹೋತೆ ಈಗ ಪಿಕ್ಚರಿಗೆ.
5: ದುಡ್ಡಿಲ್ಲಲ್ಲ ಹೆಂಗ್ ಹೋತೆ ಹೊರಗೈಕ ಇನ್ಕಿ ಕಾಂತಿಯಾ?
6: ಈ ಕಣ ಇನ್ಕಿ ಯಾರು ಕಾಂತೆ ಹ್ಯಾಂಗಾರು ಕಾಂತೆ ಅದೆಲ್ಲ ನಿಂಗ್ ಬೇಡ, ನಾ ಒಳಗ್ ಹೋಯೇ ಕಾಂತೆ ಈ ಪಿಕ್ಚರ್.
5: ದುಡ್ಡಿಗೆ ಎಂತ ಮಾಡ್ತೆ?
6: ಅದೆಲ್ಲ ನಿಂಗ್ ಬೇಡ, ನಿಂಗ್ ಆಗ್ಲೇ ಹೇಳಿದೆ ನಾನು ಎಂತಾರು ಮಾಡ್ತೆ ನಾನ್ ಅನ್ಕಂಡ್, ನೀ ಸುಮ್ಮನೆ ಆಯ್ಕೋ.
5: ಅಣ್ಣಯ್ಯ ಒಂದ್ ಕೆಲ್ಸ ಮಾಡುವಾ, ಈ ಮಧ್ಯಾಹ್ನದ ಹತ್ತಲ್ಲ ಹೋಪ್ಪ ಬಾಗ್ಲಾಗ ಯಾರು ಇಪ್ಪುದಿಲ್ಲ, ನಾವ್ ಆ ಬೆಂಚ್ ಅಡಿ ಹೋಯ್ ಮಲ್ಕಂಬ ಪಿಕ್ಚರ್ ಶುರು ಅಪ್ಪಕ್ಕೂ ಮೇಲೆದ್ದು ಕುತ್ಕಂಬ.
6: ಅದೆಲ್ಲ ಆತಿಲ್ಲ, ಕಡಿಗ್ಯಾರು ಕಂಡ್ ನಮ್ಮನ್ ಹಿಡ್ದ್ರಿತ್ತಲ್ಲ ದೇವ್ರೇ ಗತಿ.
5: ಮತ್ತೆಂತ ಮಾಡ್ತೆ ಅಣ್ಣಯ್ಯ ನಂಗ್ ಹೇಳ ಅಣ್ಣಯ್ಯ ಎಂತ ಮಾಡ್ತೆ ನೀನ್?
6: ಕಾಣ ನಿನ್ಮೇಲ್ ನಂಬಿಕೆ ಇಟ್ಕೊಂಡ್ ಹೇಳ್ತಿದ್ದೆ, ಯಾರಿಗೂ ಹೇಳ್ಬೇಡ ಈ ವಿಷಯನ, ಯಾರಿಗಾರು ಹೇಳ್ರೆ
5: ನಿನ್ ಗಾಂಕಿ ಆಣಿಗೂ ನಾ ಹೇಳುದಿಲ್ಲ.
6: ಇಲ್ವಾ ನಾ ಹೇಳ್ತೇ ಇಲ್ವಾ ಗುಟ್ಟಂಗ್ ಹೇಳ್ತೆ.
5: ಹಾ ಎರಡ್ ಸೇರಿ ಎಷ್ಟಪ್ಪ ಕೊಡ್ತ್ರಿ ಪ್ಯಾಟೆಗೆ?
6: ಕಾಣ ಮತ್ತ ಶುರು ಮಾಡ್ದ, ನಿನಗ್ ನಾನ್ ಹೇಳಲ್ಯ ನಿಂಗ್ ಬ್ಯಾಡ ಅನ್ಕಂಡ ಅದ್ ಎಷ್ಟಾರು ಕೊಡ್ತ್ರ, ಎಷ್ಟು ಕೊಡ್ದಿರು ಇಬ್ರಿಗ್ ಪಿಕ್ಚರಿಗ ಅಪಸ್ ಸಾಕ. ಈ ಕಣ ಮತ್ತ ಮತ್ತ ಹೇಳ್ತಿದ್ದೆ ಯಾರಿಗಾರು ಹೇಳಕ್ ನೀನ ಕಾಣ್ ಮತ್ ನಿಂಗೆ.
5: ಅಪ್ಪಯ್ಯ ನಾಣಿಗೂ ಯಾರಿಗೂ ಹೇಳುದಿಲ್ಲ ನಾನು. ಈಗ್ಲೇ ತೆಗಿತ್ಯಾ ಅಕ್ಕಿನ?
6: ನಿಂಗೆಂತ ಮರೆಯ ನಿಂದ, ತಡಿ ಒಂದ್ ಸ್ವಲ್ಪ ಸುಮ್ಮನೆ ಆಯ್ಕೋ. ಈ ಕಣ ನೀನ್ ಇಲ್ಲೇ ಆಯ್ಕೋ, ಈಗ ನಾನು ಒಳ ಕ್ವಾಣಿಗ್ ಹೋತೆ, ಇಲ್ಲ ಚಿಚ್ಚಿ ಕಾಂತ ಆಯ್ಕೋ, ಯಾರು ಬಂದ್ರ ನಂಗ್ ಹೇಳಕ ಗೊತ್ತಾಯ್ತಲ್ಲ.
5: ಈ ಅಪ್ಪಯ್ಯ ಎಂತ ದುಡ್ಡು ಕೊಡಲ್ಲ, ದುಡ್ಡಿಲ್ಲ ಅಂಬುಕ್ಕೆ ಮೊನ್ನೆ ಅಷ್ಟಪ್ಪ ದುಡ್ಡು ಖರ್ಚು ಮಾಡಿ ಆಟ ಆಡ್ಸಿರ್. ಈ ಅಣ್ಣಯ್ಯ ಮಾಡು ಸರಿಯೇ ಅಪ್ಪಯ್ಯಂಗೆ, ಆಯ್ಕಾಯ್ಕ ಹಂಗೆ ಆಯ್ಕ.
1: ಎಂತದ ಮಾಣಿ ಹಂಗೆ ಆಯ್ಕ ಅಣ್ಣಯ್ಯ ಮಾಡು ಸರಿ ಅಂದೇಳಿ ಹೇಳ್ತಾ ಇದ್ಯಲ್ಲ, ಎಂತ ಅಣ್ಣಯ್ಯ ಎಂತ ಮಾಡ್ತಿದ್ದ? ಎಂತದ ಮಾಣಿ ಅಣ್ಣಯ್ಯ ಮಾಡು ಸರಿ ಅಪ್ಪಯ್ಯಂಗೆ ಅಂದೇಳಿ ಹೇಳ್ತಿದ್ಯಲ್ಲ. ಅಲ್ಲ ಆ ಪರ್ಸಲ್ ಹೆಂಗ್ ನಿಂತ್ಕೊಂಡ ಕಳ್ಳನ್ ಕಣಗ್ ಒಳಗ್ ಕಾಣ್ತಿದ್ಯಲ್ಲ, ಯಾರಿದ್ರಲ್ಲ ಎಂತ ಮಾಡ್ತಿದ್ರಿ?
4: ಅದು ಅಣ್ಣಯ್ಯ ಅಣ್ಣ ಇಲ್ಲ ಇಲ್ಲ ಅಣ್ಣಯ್ಯ ಇಲ್ಲೂ ಇಲ್ಲ ಒಳಗೂ ಇಲ್ಲ.
1: ಹಾ ನಾ ಕೇಳಿದ್ನ ನಿನ್ನ ಹತ್ರ ಅಣ್ಣಯ್ಯ ಒಳಗಿದ್ನ ಅಂದೇಳಿ ಕೇಳಿ ನಾನ.
4: ಅಣ್ಣಯ್ಯ ಅಣ್ಣ ಒಳಗಿಲ್ಲ ಅಪ್ಪಯ್ಯ, ಒಳಗ್ ಎಂತದ ಮಾಡ್ತಾ ಇಲ್ಲ.
1: ನಾ ಕೇಳಿದ್ನ ಅಣ್ಣ ಒಳಗಿದ್ನ ಎಂತ ಮಾಡ್ತಾ ಇದ್ನ ಅಂತ ಹೇಳಿ. ನೀ ಹೇಳತ್ಕಂಡ್ರೆ ನಂಗ್ ಯಾಕೋ ಅನುಮಾನ ಮೂಡ್ತಾ ಇತ್ತ, ಅಣ್ಣಯ್ಯ ಒಳಗೇ ಇದ್ದ ಅನ್ಕಂಡ್ ಹೇಳಿ. ಎಂತ ಮಾಡ್ತಿದ್ದ ಸತ್ಯ ಹೇಳ.
4: ಇಲ್ಲ ಅಪ್ಪ ಅಣ್ಣ ಒಳಗ್ ಎಂತದ ಮಾಡ್ತಿಲ್ಲ.
1: ಇಜವನೇ ಮಾಣಿ ನಮ್ಮನೆ ಅಕ್ಕಿ ಗಂಟ ಪ್ಯಾಟಿ ಗೊಂಟಂಗಿತ್ತ. ಎಂತ ಮಾಡ್ತಿದ್ದೆ ಸತ್ಯ ಹೇಳೇನು, ಎಂತ ಮಾಡ್ತಿದ್ಯ?
7: ಅದು ಅಪ್ಪಯ್ಯ ಅಪ್ಪಯ್ಯ ಹಿಂಗೆ ಒಳ ಬದಿ ಬಪ್ಪ ಅಂದೇಳಿ ಬಂದೆ, ಅಲ್ಲಿ ಅಕ್ಕಿ ಗಂಟು ಕೆಳ ಬಿದ್ದಿತ್ತು, ಅದನ್ನ ಹೆಕ್ಕಿ ಇಡು ಸಮಯ ನೀವು ಬಂದ್ರಿ ಅಪ್ಪಯ್ಯ.
1: ಕದುದು ಅಲ್ದೆ ಸುಳ್ಳು ಹೇಳುದು ಬೇರೆ ಕಲ್ತಿದ್ಯಾ? ಸತ್ಯ ಹೇಳು, ಇಷ್ಟೊತ್ನೊಳಗೆ ಎಷ್ಟು ಕದ್ದಿದೆ ಹೇಳ ನನಗೆ.
7: ಇಲ್ಲ ಅಪ್ಪಯ್ಯ ಅಪ್ಪಯ್ಯ ಇಲ್ಲ ಅಪ್ಪಯ್ಯ ನಾ ಕೊದಿಲ್ಲ. ಇಲ್ಲ ಅಪ್ಪಯ್ಯ ನೀ ಹೇಳ ಮರ ಸತ್ಯ ನೀ
4: ಹೇಳ. ಹೌದಪ್ಪಯ್ಯ ಅಣ್ಣ ಎಂತ ಮಾಡ್ಲ ಅಣ್ಣ ಇವತ್ ಶುರು ಮಾಡುದಷ್ಟೇ ಅದು.
1: ಒಟ್ಟಿಂಗ ಆ ಕಳ್ಳಿಗೆ ಈ ಕೊರವಂಜಿ ಸಾಕ್ಷಿ, ಇವತ್ತು ಅಕ್ಕಿಗಳು ಕೊಡ್ರಿ, ನಾಳೆ ಇಬ್ರು ಸೇರಿ ಪೆಟ್ಗಿ ಹೊಡುದಿಲ್ಲ ಅಂದೇಳಿ ಏನ?
7: ಇಲ್ಲ ಇಲ್ಲ ಅಪ್ಪಯ್ಯ ಅವ ಹೇಳದಲ್ಲ ಸುಳ್ಳು ಅಪ್ಪಯ್ಯ, ನಾ ಇಷ್ಟರವರೆಗೂ ಹಂಗಿಂದಲ್ಲ ಮಾಡಲ್ಲ ಅಪ್ಪಯ್ಯ, ನಾ ಮಾಡ್ಲೇ ಇಲ್ಲ ಅಪ್ಪಯ್ಯ.
4: ಅಯ್ಯೋ ನಾನ್ ತೆಗಿಲ್ಲ ಅಪ್ಪಯ್ಯ, ಅಣ್ಣ ಮಾಡದ್ದೆಲ್ಲ ನಾನ್ ಎಂತಕ್ಕೂ ಇಲ್ಲ ಅಪ್ಪಯ್ಯ. ಅಲ್ಲ ಹಾಯ್ ಇವತ್ ಎಂತ ಆಯ್ತು ನಿಮ್ಗೆ? ಎಂತಕ್ಕ ಆ ಮಕ್ಳು ಜೀವ ಹಾಂಗ್ ತಿಂತಿದ್ರಿ ಹಂಗಾರೆ? ಇವ್ರ ಮನೆಗೆ ಇಪ್ಪುದೇ ನಿಮ್ ಕಷ್ಟ ಆಪದಾರೆ, ಯಾವ್ದಾರು ಹೋಟ್ಲಿ ಕಳ್ಸಿ ನಾಳೆ, ಎಲ್ಲಾರು ಅವ್ ನೆಮ್ಮದಿಯಿಂದ ಆಯ್ಕಂತು.
1: ಹೌದೌದು ನಿನ್ ಮಕ್ಳನ್ನ ಎಲ್ಲಿ ಬೇಕಾದ್ರು ಕಳಿಸ್ಲಕ್ಕ. ಇವತ್ತ ನಿನ್ ಮುದ್ದಿನ ಮಕ್ಳು ಮನೆಗ್ ಎಂತ ಮಾಡಿದ ಗೊತ್ತಿತ್ತಾ?
4: ಎಂತ ಮಾಡ್ದು?
1: ಅಕ್ಕಿ ಕದ್ದು. ಹಾ ನಾಳೆ ಆ ಹೋಟ್ಲಂಗೆ ಲೋಟ ಮಾರ್ಕೊಂಡ್ ತಿಂತ ಬಂದ್ಲಿ ಇವಳೊಬ್ಳು ಹೇಳುಕೆ ಮಕ್ಳನ್ ವಹಿಸ್ಕೊಂಡ.
4: ಅಯ್ಯೋ ದೇವ್ರೆ ಇದನ್ ಯಾರಪ್ಪ ಇವ್ ಕೇಳಿ ಕೊಟ್ಟದ್ದ? ಅಮ್ಮ ಅದ್ ಯಾರು ಹೇಳಿ ಕೊಡ್ಲ ಅಮ್ಮ, ಅಣ್ಣ ಏನೇ ಕಲ್ತ್ಕೊಂಡದ್ದ. ಅಪ್ಪ ಈ ಪಿಕ್ಚರ್ ದುಡ್ಡು ಕೊಡೋದಿಲ್ಲ ಅಂದ್ರಲ್ಲ ಅದಕ್ ಹಿಂಗ್ ಮಾಡು ಅಂದ ನಾನು. ಹಾ ಅಂದೆ.
1: ಆಯ್ತಪ್ಪ ನನ್ ಸಂಸಾರದ ಕತೆ ಮುಗ್ದೇ ಹೋಯ್ತ. ಮನಿ ಮಂದಿ ಎಲ್ಲ ಅಕ್ಕಿ ಮಾರೋಕ್ ಹೊರಟ ಮೇಲೆ ಇನ್ ಮನೆ ಯಜಮಾನ ನಾ ಎಂತ ಕಿರ್ಕ ಹೋತೆ? ನಾನ್ ಹಾಳ್ ಬಡ್ಕಂಡ್ ಎಲ್ಲಿಗಾದ್ರು ನೀವೇ ಇರೀನಿ.
4: ಅಲ್ಲ ನಿಮ್ಗೆ ಹೇಳುವಷ್ಟೊಳ್ ನಾನಲ್ಲ, ಆದ್ರು ಒಂದು ಮೂರ ಆಣಿ ಕೊಟ್ಟಿದ್ರೆ ಅವ್ ಹಿಂಗ್ ಮಾಡ್ತಿದ್ವ? ಹಾಂಗಂದೇಳಿ ಆಚಿ ಮನಿ ಸೀನ್ ಮಾಸ್ಟ್ರಿಗೆ ನಿಮ್ಗಿಪ್ಪಷ್ಟ್ ಅರ್ಧ ದಾಸ್ತಿಯೂ ಇಲ್ಲ. ಅವ್ರ ಹಾಂಗ್ ಮಾಡ್ತ್ರ ಅವ್ರ ಅವ್ರ ಮಕ್ಳಿಗೆ ದುಡ್ಡು ಕೊಡ್ತ್ರ, ಹಾಂಗಾಗಿ ಅವು ಇಷ್ಟರೊಳಗೆ ಮೂರ್ ನಾಲ್ಕು ಪಿಕ್ಚರ್ ಕಂಡಾಯ್ತು.
7: ಅಪ್ಪಯ್ಯ ನೀವು ಹೇಳ್ರೆ ಸಿಟ್ಟು ಮಾಡ್ಕಂತ್ರಿ. ಕಳೆದ ವರ್ಷ ಸಾಲಿಗ್ರಾಮ್ ಹಾಪುದಾಗೆ ಆಚಿ ಮನಿ ನರಸಿಂಹ ಎಂಟು ಅಣಿ ಖರ್ಚು ಮಾಡಿದ್ದ, ನಂಗ್ ನೀವು ಕೊಟ್ಟದ್ದು ಎಷ್ಟು? ಒಂದು ಅಣಿ ಅಷ್ಟೇ. ಹೋದ ವರ್ಷ ದಕ್ಷಿಣಿ ಬಂದ್ ದುಡ್ಡಾಗೆ ಒಂದು ಸಿನಿಮಾ ಕಂಡಿದೆ. ಈ ಸಲ ಊಟವೂ ಇಲ್ಲ ಬ್ರಹ್ಮಚಾರಿಯೂ ಇಲ್ಲ, ಈ ವರ್ಷ ಇಡೀ ನಾನು ಪಿಕ್ಚರ್ ಕಾಣಲೇ ಇಲ್ಲ ಅಪ್ಪಯ್ಯ.
1: ಅದಕ್ಕೆ ಮನಿ ಅಕ್ಕಿ ಕದ್ ಮಾರುದನ?
4: ಅಲ್ಲ ಅಂದ್ರೆ ಅಂತ ನಿಮ್ ಮಾತಿನ ಅರ್ಥ ಬೇರೆಯವ್ರ ಮನಿ ಅಕ್ಕಿ ಕದಿಕ್ ಅನ್ಕಂಡ?
1: ಬಾಳ ಮಾತ್ ಕಲ್ತೆ ಅಲ್ಲ ಈಗಣಿ ಸಾಯ್ನಿ ಅತ್ತೆ, ಎಂತಾರು ಮಾಡ್ಕಣಿ ಇನ್ನೆಲ್ಲಾರು ಹಿಂಗ್ ಮಾಡ್ರೆ.
4: ಹಾ ನಂಗಿಲ್ಲ ಅಪ್ಪಯ್ಯ ದುಡ್ಡು ಕಾಣಿ, ನಾಳೆ ನಾನು ನಿಮ್ ಪೆಟ್ಟಿಗಿನ ದುಡ್ಡು ತೆಗಿತೆ.
1: ಈಗ ಪೆಟ್ಟಿಗೆ ಏನಾರು ತೆಗೆದ್ರೆ ಸ್ಟೇಷನ್ಗೆ ಇಟ್ಕೊಡ್ತೆ ನಿನ್ನ ತಗ ಸಾಯ್ನಿ ಅತ್ತೆ.
4: ನಂಗು ದುಡ್ಡು ಕೊಟ್ರು ಅಣ್ಣಯ್ಯ, ನಾನು ಬತ್ತೆ ಅಣ್ಣಯ್ಯ, ನನ್ನ ಬಿಟ್ಟಿಗೆ ಹೊಯ್ಕರಿಲ್ಲ ನೀನು, ಬಿಟ್ಟಿಗೆ ಹೋರ ಕಾಣ ಶಾಲಿ ಮಾಸ್ಟರ್ ಹತ್ರ ಹೇಳಿ ಕೊಡ್ತೆ ನಾನ್ ನೀ ಅಕ್ಕಿ ಕದ್ದಿದ್ದೆ ಅಂತೇಳಿ.
6: ಯಾಯ್ ಮತ್ ಕಾಣಿಗ ನಾ ಎಲ್ಲ ಅಕ್ಕಿ ಕದ್ದಿದೆ, ಸುಳ್ಳು ಸುಳ್ಳೆಲ್ಲ ಹೇಳ್ಬೇಡ ನೀನು.
4: ಇಲ್ಲ ಅಣ್ಣಯ್ಯ ನೀ ಕದಿಲಿಲ್ಲ, ಕದಿಕನ್ ಮಾಡ್ದೆ ಅಷ್ಟೇ, ಅಷ್ಟಾಗ ಅಪ್ಪಯ್ಯ ಬಂದ್ರ.
5: ಇನ್ನು ಕೊದು ಬೇಡ, ಅಪ್ಪ ಏನ ದುಡ್ಡು ಕೊಟ್ರಲ್ಲ ನಮ್ಗೆ.
4: ಹಾಯ್ ಹಾಯ್ ಕಾಣಿ, ಆ ಮಕ್ಳು ಖುಷಿ ಕಾಣಿ. ಒಂದು ಮೂರ್ ಆಣಿ ಕೊಟ್ಟದ್ರಿಂದ ಅವುಗಳ ಬುದ್ಧಿ ಹೆಂಗಾಯ್ತು ಕಾಣಿ.
1: ಅವು ಕೇಳುದೇನ್ ಬೇಡ, ಯಾಕೆ ಅಮ್ಮನವ್ರಿಗೆ ಖುಷಿ ಆಗ್ಲಿಲ್ಲೇನು?
4: ಹಾ ಖುಷಿ ಆಗಿದೆ ಇರುತ್ತಾ? ನಾವ್ ಇಷ್ಟೆಲ್ಲ ಮಾಡುದ್ ಎಂತಕ್ಕೆ? ಹೊಟ್ಟೆಲ್ ಹುಟ್ಟದ ಮಕ್ಳು ಖುಷಿಯಿಂದ ಇರ್ಕನ್ಕಂಡಲ್ಯ. ದುಡ್ಡು ಆ ರಾಣಿ ಹೋದ್ರು ಹೋಯ್ಲಿ, ನಿಮ್ಗೂ ಖುಷಿ ಆಯ್ಲ್ಯ?
1: ಸಾಕ್ ಸಾಕ್.
3: ಓ ಕಂಡ್ಯನ ಸತ್ಯ, ಕಂಡ್ಯನ ಅಪ್ಪಯ್ಯ ಅಮ್ಮ ಕುಶಲ್ ಮಾಡದ್ ಕಂಡ್ಯನ? ಅಪ್ಪಯ್ಯ ಅಮ್ಮ ಕುಶಲ್ ಮಾಡ್ತಿದ್ರು. ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು.
1: ಬನ್ನಿ ಮಕ್ಳಾಚಿಗೆ.
6: ಹಾಯ್, ಎಲ್ರಿಗೂ ನಮಸ್ಕಾರ ಮಾರ್ರೆ. ಈ ಪ್ರಪಂಚದಾಗೆ ಕಲುದಾರೆ ಕೋಟಿ ಭಾಷೆ ಇತ್ತು, ಆದ್ರೆ ನಮ್ಗ ಆಡುಕ್ ಮಾತ್ರ ಒಂದೇ ಭಾಷೆ, ಅದೇ ಕನ್ನಡ. ಕುಂದಾಪುರ ಕನ್ನಡ. ಹ, ನಾವು ಅಂದ್ರೆ ಯಾರನ್ನ ಆಲೋಚನೆ ಮಾಡ್ತಿದ್ರಿಯ? ಅಕ್ಷತ, ನಾಗರತ್ನ, ನಿವೇದಿತ, ಸುನೇತ್ರ ಅನ್ಕಂಡ ನಾಲ್ಕು ಜನ ಹೆಜ್ಜೆಗೆ ಹೆಜ್ಜೆಗೋ ಪಡಿ ಸಂಘದವ್ರು. ಸಂಘ ಅಂದ್ರೆ ಡಾನ್ಸ್ ಗ್ರೂಪೇ. ಕುಣದ್ ಮಾತ್ರ ಬೇಡ, ಕುಣದ್ ಸಾಕಾಯ್ತು. ಒಂದೆರಡು ಮಾತು ಆಡುವ ಅನ್ಕಂಡ ಕುಂದಾಪುರದ ವಿಶೇಷತೆ ಬಗ್ಗೆ ಮಾತಾಡುದಂದ್ಲಿ ಹೊರಟಿತ್ತು. ನಾನ ಶುರು ಮಾಡದ್ ಹೆಂಗ್ ಹೇಳಿ? ಹಾಯ್ ಅನ್ಕಂಡ್. ಹಾಯ್ ಅಂದ್ರೆ ಎಂತ ಕೇಂತ್ರಿಯ? ಈ ಇಂಗ್ಲಿಷ್ ಆಗೆ ಹಾಯ್ ಹಲೋ ಅಂದಲಿ ಹೇಳುದಿಲ್ಲ್ಯ, ಅದೇ ಸ್ಟೈಲ್ ಅಲ್ಲಿ ಹಾಯ್ ಇಪ್ಪುದು. ಕುಂದಾಪುರ ಕನ್ನಡದಂಗ್ ಮಾತ್ರ ಗೊತ್ತಾ ಹಾಯ್ ಅಂದಲಿ ಹೇಳುದ. ಅದಕ್ಕೆ ನಾವೆಲ್ಲ ಎದಿ ಉಪ್ಸಿ ಹೇಳುದು, ವಂಡರ್ ಕಾಂಬಳು ಕಾಂಬುಗ್ ಚಂದ, ಕುಂದಾಪುರ ಕನ್ನಡ ಮಾತಾಡುಗ್ ಚಂದ ಅನ್ಕಂಡ್. ಈ ಭಾಷೆ ನಮ್ಮ ಅಬ್ಬಿ ಇದ್ದಂಗೆ, ಅಬ್ಬಿ ಋಣ ಯಾವತ್ತಾರು ತೀರ್ಸುಕತ್ತ ಇಲ್ಲ ಅಲ್ಲ, ಅದನ್ ನಾವು ಮೊದ್ಲು ತಿಳ್ಕಣಕ್. ಹಾಂಗಾಯಿ ನಂಗೆ ಈ ಭಾಷೆ ಕಂಡ್ರೆ ಭಾರಿ ಪ್ರೀತಿ. ಕುಂದಾಪುರ ಇದ್ ನಮ್ ಉಡುಪಿ ಜಿಲ್ಲೆಂಗಿತ್ತು, ಇದ್ರ ಸುತ್ತಲೂ ನೀರು. ಕುಂದಾಪುರ ಕನ್ನಡ ಮಾತಾಡುವ ತೌರಮ್ರು. ಹಾಂಗಾಯಿ ಕುಂದಾಪುರ ಕನ್ನಡ ಕುಂದಾಪುರ ತಾಲೂಕಿಗಷ್ಟೇ ಅಲ್ಲ, ಮಾಬುಕಳದಿಂದ ಶಿರೂರ್ವರೆಗೆ, ನಿಟ್ಟೂರಿಂದ ಹೆಬ್ರಿವರೆಗೆ ಈ ಭಾಷೆ ಮಾತಾಡೋಕ್ ಬೇಕಂಬಷ್ಟು ಜನ ಸಿಕ್ತರು. ಮನೆಗೆ ಯಾರು ಬಂದ್ರೆ ಹಾಯ್ ಬಂದ್ರಿಯಾ, ಕುಕಣಿ ಕುಡುಕ್ ನೀರ್ ಬೇಕಾ, ಹುಷಾರಿದ್ರಿಯಾ, ಮನೆಗೆಲ್ಲ ಹುಷಾರಿದ್ರಾ, ಮಸ್ತ್ ದಿನ ಆಯ್ತಲ್ಲ ಈ ಬದಿ ಮೇಲೆ ಬರ್ದೆ. ನಾಕ್ ದಿನ ಆಯ್ಕಂಡ ಕಷ್ಟ ಸುಖ ಮಾತಾಡ್ಕಂಡ ಹೋಯ್ಲಕ್ ಮರ್ರೆ. ಅಂಬತ್ತಿಗೆ ಆಪು ಖುಷಿಯೇ ಬೇರೆ ಅಲ್ದ ಹೆಣೆ ಸುನೇತ್ರ.
4: ಅಕ್ಷತಕ್ಕ, ನಮ್ ಭಾಷೆ ನಮ್ಗ್ ಚಂದ ಗ್ವಾಂಪಿ, ಶುಲ್ಬ ಅನ್ಸ್ರೆ ಬೇರೆಯವ್ರಿಗೆ ಅರ್ಥ ಮಾಡ್ಕೊಂಡು ಬಹಳ ಕಷ್ಟ. ಬೇರೆ ಭಾಷೆಗೆ ಬರೆದುಕೊಂಡು ಬರ್ಬೇಕಾ ಅಂತ ಇಷ್ಟುದ್ದ ಕೇಂತ್ರು. ನಮ್ ಭಾಷೆಗೆ ಬಹಳ ಶುಲ್ಬ್ದಂಗೆ ಬರ್ಕ ಬರ್ಕ ಅನ್ನತ್. ನೀನು ಸ್ನಾನ ಮಾಡು, ನಾನ್ ಕಡೆಗೆ ಸ್ನಾನ ಮಾಡುವೆ, ನೀ ಮಿನ್ಕ ಬಾ ನಾ ಕಡಿಗ್ ಮೀತೆ, ಹೋಗಬೇಕು ಹೊಯ್ಕ್ ಬರಬೇಕು ಬರ್ಕ್, ಹಿಂಗೆ ಕಣ್ ಮುಚ್ಚಿ ಬಿಡುದ್ರೊಳಗೆ ಹೇಳಿ ಮುಗ್ಸತ್. ಅದನ್ನೇ ಕೆಲವ್ರು ಹೊಯ್ಕ್ ಬರ್ಕ್ ಕುಂದಾಪುರ ಭಾಷೆ ಅಂದ್. ಎಷ್ಟು ಚಂದ ಅಲ್ದೆ ನಮ್ ಭಾಷೆ, ಬಹಳ ಬೇಗ್ ಬೇಗ್ ಮಾತಾಡುಕ್ಕೆ ಆಪುದೇ ನಮ್ ಭಾಷೆ ವಿಶೇಷ. ಇದನ್ನ ಕ್ವಾಟ್ ಕನ್ನಡ ಅಂದೇಳಿಯೂ ಕರೀತ್ರು. ಇದು ಬರೀ ಭಾಷೆ ಅಲ್ಲ, ನಮ್ ಬದುಕೂ ಹೌದು. ಕುಂದಾಪುರ ಅನ್ಕತ್ತಿಗೆ ನೆನ್ಪಾಯ್ತು ಕಾಣಿ, ಇದು ಕುಂದಾಪುರ ಅಂದೇಳಿ ಹೆಸರು ಬಂದದ್ ಹೆಂಗ್ ಗೊತ್ತಿತ್ತ? ಈ ನಾಡನ್ನ ಆಗಿನ ಕಾಲದಂಗೆ ಕುಂದವರ್ಮ ಅನ್ಕೊಂಡ್ ಒಬ್ಬ ರಾಜ ಆಳ್ತಿದ್ದ ಅಮ್ರ. ಕುಂದೇಶ್ವರ ದೇವಸ್ಥಾನ ಕಟ್ಟಿದ್ದು ಅವನೇ ಅಮ್ರ. ಹಂಗಾಯಿ ಅವನಿಂದನೇ ಈ ಹೆಸರು ಬಂತಂತ ಕೆಲವ್ರು ಹೇಳಿರೆ. ಇಲ್ಲಿ ಕುಂದ ಅಂದ್ರೆ ಮಲ್ಲಿಗೆ ಹೂಗ್ ಮಸ್ತಿದಿತ್, ಅದಕ್ಕೆ ಬಂದದ್ದಂತ ಇನ್ ಕೆಲವ್ರು. ಮನಿ ಕೊಟ್ಟು ಬೇಕಾದ ಕುಂದ ಅಂದ್ರ ಕಂಬ ಮಸ್ತ್ ಸಿಕ್ತಿದಿತ್, ಅದಕ್ಕೆ ಈ ಹೆಸರು ಬಂತಂತ ಮತ್ ಕೆಲವ್ರು ಹೇಳ್ತ್ರು. ಯಾರ್ ಎಂತದೇ ಹೇಳಿ, ಕುಂದಾಪುರ ಅಂಬ ಹೆಸರು ಲಾಯ್ಕಿತ್ತು ಅಲ್ದ ಹೆಣೆ ನಿವೇದಿತಾ?
5: ಹೌದ್ ಸುನೇತ್ರ, ಈ ಇಡೀ ಊರ್ ಇತ್ತಲೆ ಇದು ಪರಶುರಾಮ ಸೃಷ್ಟಿ ಅಂಬ್ರ, ಅದ್ಕೆ ಇಲ್ಲಿನ ಜನರಿಗ ಶುಲ್ಬದಂಗ ಕೆಟ್ಟದಾತಿಲ್ಲ ಅಂದ ಜನ ನಂಬತ್ರ. ಮತ್ತ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳು ಮಸ್ತಿತ್. ಈಜಿಪ್ಟ್ ನ ನೈಲ್ ನದಿ ಬಿಟ್ರೆ ನಮ್ ಪಂಚಗಂಗಾವಳಿ ನದಿಯೇ ಸೈ ಅಂಬ್ರ. ಅರಬ್ಬಿ ಸಮುದ್ರ ಇತ್ತ, ಪಶ್ಚಿಮ ಘಟ್ಟ ಇತ್ತ, ಹಿಂಗೆ ಪ್ರಕೃತಿ ಸೌಂದರ್ಯ ಹೊಸ್ರ ನಮ್ಮೂರ್. ಅದು ಅಲ್ದೆ ಪೋರ್ಚುಗೀಸ್ರು ಇಲ್ ಆಳ್ವಿಕೆ ಮಾಡಿರಂಬ್ರು. ಆಗಿನ ಕಾಲದಂಗ ಬಸ್ರೂರ್ ಬಾಳ ಪ್ರಸಿದ್ಧಿ ಆಯ್ತಂಬ್ರು, ಅಲ್ಲಿಂದ್ಲೇ ಅವ್ರು ವ್ಯಾಪಾರ ವಹಿವಾಟು ನಡೆಸ್ತಿದ್ರಂಬ್ರು. ನಮ್ ಮೈಸೂರ್ ಹುಲಿ ಟಿಪ್ಪು ಸುಲ್ತಾನಂಗೆ ಇಲ್ಲಿನ್ ಒಳ್ಳೆ ತಳಿ ಮೀನಂದ್ ಬೇಕಿತ್ತಂ, ಬ್ರಿಟಿಷ್ರು ಇಲ್ಲಿ ಆಳಿರ್ ಅಂತ ಹೇಳ್ತ್ರಪ್ಪ. ಅಷ್ಟೇ ಅಲ್ಲ, ಬೇರೆ ರಾಜರು ಆಳ್ವಿಕೆ ಮಾಡಿರಂ. ಸೂರಾಲಂಗ್ ಈಗ್ಲೂ ನಾವ್ ಅರ್ಮನಿ ಶಿಲ್ಪ ಮತ್ ಬೇರೆ ಬೇರೆ ಅವಶೇಷಗಳನ್ನು ಕಾಣ್ಲಕ್. ಇನ್ ಹಬ್ಬಗಳ ಬಗ್ಗೆ ಹೇಳುದಾರೆ ಎಂತ ಕೇಂತ್ರಿ, ಆಸಾಡಿ ಅಮಾಸಿಯಿಂದ ಶುರುವಾರೆ ವರ್ಷಿಡೀ ಒಂದಲ್ಲ ಒಂದು ಹಬ್ಬುವೆ. ಯಕ್ಷಗಾನ, ಹೌದುರಾಯನ ವಾಲ್ಗ, ಕಂಬಳ, ಹೂಗಿನ ಕೋಲು, ಚಿಕ್ಕಮೇಳ, ಹೊಸ್ತ್, ಎಂತ ಇತ್ತು ಎಂತಿಲ್ಲ ಹೇಳಿಕಂಬ. ಈ ಭಾಷೆ, ಸಾಹಿತ್ಯ, ಕ್ರೀಡೆ, ಸಿನಿಮಾ, ಸ್ವಾತಂತ್ರ್ಯ ಹೋರಾಟ, ವೈದ್ಯಕೀಯ, ವ್ಯವಹಾರ, ರಾಜಕೀಯ ಕ್ಷೇತ್ರಕ್ಕೆ ಸಾವಿರಾರು ಜನ ಸಾಧಕರನ್ನ ಕೊಟ್ಟಿತ್. ಕನ್ನಡದ ಮೊದಲನೇ ಕಾದಂಬರಿ ಯಾವ್ದು ಹೇಳಿಕಾಂಬ? ಹಾ, ಇಂದಿರಾಬಾಯಿ. ಇದನ್ ಬರದ್ ಯಾರ್ ಗೊತ್ತಿತ್ತ? ನಮ್ ಗುಲ್ವಾಡಿ ವೆಂಕಟರಾಯರ್. ಕನ್ನಡ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟವ್ರಲ್ ನಮ್ ಕಡಲ ತಡಿಯ ಭಾರ್ಗವ ನಮ್ಮೂರಿನವ್ರು. ಕಟ್ಟುವೆವು ನಾವು ಹೊಸ ನಾಡೊಂದನು, ಹಾಡ್ ಬರ್ದ್ ಸ್ವಾತಂತ್ರ್ಯ ಕಿಚ್ಚಿನ್ ಹಬ್ಸದ್ ಅಡಿಗ್ರ ನಮ್ಮವರೇ. ನಂಗ್ ಇಷ್ಟು ಗೊತ್ತಿತ್ತು. ನಾಗರತ್ನಕ್ಕ, ನೀವಿನ್ ಹೇಳ್ತ್ರಿಯಾ?
8: ಅಕ್ ನಿವೇದಿತ. ಅಷ್ಟೇ ಅಲ್ಲದೆ ಸಂವಿಧಾನ ರಚನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ ಬೆನಗಲ್ ಕುಟುಂಬದ ರಂಗರಾವ್, ರಾಮರಾವ್, ಶಿವರಾವ್ ಸಹೋದರರು ಇಲ್ಲಿನವರೇ. ಹಿಂದಿ ಚಿತ್ರರಂಗದ ಗುರುದತ್ತ, ವಸಂತಿ ಪಡುಕೋಣೆ, ದೀಪಿಕಾ ಪಡುಕೋಣೆ, ರಘುರಾಮ ಶೆಟ್ಟಿ, ಪ್ರಕಾಶ್ ಪಡುಕೋಣೆ, ಉಪಾಧ್ಯಾಯ ಕೊರ್ಗಿ, ಮಾಲತಿ ಹೊಳ್ಳ, ಕೋಟ ಶ್ರೀನಿವಾಸ ಪೂಜಾರಿ, ವೈದೇಹಿ, ಎಎಸ್ಎನ್ ಹೆಬ್ಬಾರ್, ವಾಮನ ಕಾಮತ್, ರಿಶಾಂಕ್ ದೇವಾಡಿಗ, ಡುಂಡಿರಾಜ, ರಮೇಶ್ ಭಟ್, ಯೋಗರಾಜ್ ಭಟ್, ಉಪೇಂದ್ರ, ಕಾಶಿನಾಥ್, ಗುಣ್ಮಿ ಚಂದ್ರಶೇಖರ್ ಐತಾಳ, ಅಪ್ಪಣ್ ಹೆಗಡೆ, ರವಿ ಬಸ್ರೂರ್, ರಿಷಬ್ ಶೆಟ್ಟಿ, ಹಿಂಗ್ ಹೇಳ್ತಾ ಹೋರೆ ಮಸ್ತ್ ಜನ ಇದ್ರ. ಇವರೆಲ್ಲ ಕುಂದಗನ್ನಡದ ಮಣ್ಣಲ್ಲಿ ಹುಟ್ಟಿ ಈ ನಾಡಿನ ಕೀರ್ತಿನ ಬೇರೆ ಊರಲ್ಲಿ ಮೆರ್ಸ್ದವ್ರ. ಅದ್ಕೆ ಹೇಳುದ ಕುಂದಾಪುರದವ್ರ ಯಾವ್ದಕ್ಕಾದ್ರೂ ಹಿಂದಾಪುರ ಅಂದ್ ಹೇಳಿ. ಕುಂದಾಪುರ ಕನ್ನಡಕ್ಕೆ ಕಿವಿಯಾಪವರಿಗೆ ಇಲ್ಲಿನ ಸಂಸ್ಕೃತಿ ತೋರಿಸು ಸುಮಾರ್ ಪದಪುಂಜಗಳ, ನುಡಿಗಟ್ಟುಗಳ, ರೂಪಕಗಳ ಮತ್ತೆ ಕಾಂಬುಕೆ ಕೇಂಬುಕೆ ಸಿಕ್ಕತ್ತ. ಮಂಡಿ ಅಂದ್ರೆ ಮಂದಾರ್ತಿ ಚಂಡಿ, ಜಾಂಟಿ ಕಾಲ್ ಬೊಬ್ಬರ್ಯ, ಮ್ಯಾಳು ಹೊರಟದ್ ಎಲ್ಲಿಗ ಪೆಟ್ಟಿಗೆ ಕಟ್ಟಿರ್ಯಾ, ಬರೀ ಚಪ್ಪದ್ ವಾಸಿ ಬೆರ್ಚಪ್ಪ ನಿಂತಂಗಿತ್ತ. ಇಂಥ ನೂರಾರು ಪದ ನಮ್ ದೈವ ದೇವ್ರ ನಂಬಿಕೆ ಆಚರಣೆ ಹರ್ಕಿ ಜೊತೆಗೆ ಸೇರ್ಕೊಂಡಿತ್ತ. ಕುಂದಾಪುರ ಭಾಷೆ ಸಾವಿರ ವರ್ಷದ ಗಟ್ಟಿ ಭಾಷೆ. ಈ ಭಾಷೆ ಒಗಟ ಗಾದಿ ಹಾಡ ಕುಣ್ತ ಜನ ಜೀವನದೊಳಗೆ ಸೇರ್ಕೊಂಡೇ ಇತ್ತ. ಊರಲ್ ಇರ್ಲಿ ಪರ ಊರಲ್ ಇರ್ಲಿ ನಮ್ ಮಕ್ಳ ಕುಂದಾಪುರ ಭಾಷೆಯಲ್ಲೇ ಮಾತಾಡ್ಕ. ನಮ್ ಊರ್ ಸಂಸ್ಕೃತಿ ಮರೋಕಾಗ, ಹಂಗಾಯಿ ಇಂಗ್ರುಟ್ಟಿ ಬಿಡಿ ಕುಂದಾಪುರ ಕನ್ನಡ ಮಾತಾಡಿ. ಅದ್ಕೆ ಅಲ್ರೆ ನಮ್ ಊರಿನ ಮಕ್ಕಳೆಲ್ಲ ಸೇರ್ಕಂಡ ಆಸಡಿ ಅಮಾಸಿ ದಿನ ವಿಶ್ವ ಕುಂದಾಪುರ ದಿನ ಅಂತೇಳಿ ಒಂದ್ ಆಚರಣೆಯೇ ಶುರು ಮಾಡ್ಕೊಂಡಿರೋ. ಇದಕ್ಕೆ ನಮ್ ದೇಶದಂಗ್ ಮಾತ್ರ ಅಲ್ಲ, ಪರದೇಶದವರು ಸಪೋರ್ಟ್ ಮಾಡ್ತಾರ. ಒಳ್ಳೆ ರೀತಿಯಲ್ಲಿ ಈ ಸಲವೂ ಆಚರಣೆ ಮಾಡ್ಕೊಂಡ್ ಹೇಳಿ ಮಾಡಿರ. ಪ್ರತಿ ವರ್ಷೂ ಬೇರೆ ಬೇರೆ ರೀತಿ ಕಾರ್ಯಕ್ರಮ ಎಲ್ಲ ಬದಿಗೂ ನಡೀತಿರುತ್ತೆ ಕಾಣಿ. ಹೆಂಗೆ ನಾವು ಓಪನ್?
6: ಹೌದೇ ನಾಗರತ್ನಕ್ಕ, ಆಸಾಡಿಗೆಲ್ಲ ಆಸಾಡಿ ಒಡ್ರ ಅಂತರಲ್ದ, ನಮ್ದು ಕುಂದಾಪುರ ಕನ್ನಡದ ಒಡ್ರೆ ಅಂತ ಹೇಳಿ ಹೇಳ್ಕೊಂಡು ಒಂದ್ ಹಬ್ಬ ಮಾಡಿ ಬಿಡುವ.
8: ಹಾ, ಎಲ್ಲ ಸೇರಿ ಹೋಪ ಹೋಪ. ಈಗ ಬರೀ ಮಾತೇ ಬೇಡ ಅನ್ಕೊಂಡ್ ಹೇಳಿ ಕುಂದಾಪುರ ಭಾಷೆಗೆ ಒಂದೆರಡು ಹಾಡು ಹೇಳಿತ್ತ. ಈಗ ಪಂಚಮಿ ವೈದ್ಯ ತೆಕ್ಕಟ್ಟೆ ಹಾಡಿದ ಒಂದ್ ಹಾಡ್ ಕೇನಿಯಕ್ಕ.
9: ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದಷ್ಟು ಕಾಂತಿಲ್ಲೇ, ಮಳಿ ಇಲ್ದಿದ್ ಬ್ಯಾಸಾಯ ಎಂತ ಆತೋ ಗೊತ್ತಿಲ್ಲೇ. ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದಷ್ಟು ಕಾಂತಿಲ್ಲೇ, ಮಳಿ ಇಲ್ದಿದ್ ಬ್ಯಾಸಾಯ ಎಂತ ಆತೋ ಗೊತ್ತಿಲ್ಲೇ. ಮಕ್ಳಿಗೋ ಶಾಲಿಗ್ ರಜಿ ಕೊಟ್ಟದ್ದೇ ಸಾಲ, ನಮ್ದೀಗ ಬ್ಯಾಸಾಯ ಮಾಡುಕ್ಕೆ ದೊಡ್ಡ ಸಾಲ. ಮಕ್ಳಿಗೋ ಶಾಲಿಗ್ ರಜಿ ಕೊಟ್ಟದೇ ಸಾಲ, ನಮ್ದೀಗ ಬ್ಯಾಸಾಯ ಮಾಡುಕ್ಕೆ ದೊಡ್ಡ ಸಾಲ. ಮರು ಕಡ್ದ್ ಆಯ್ತ್ ಗೆದ್ದಿ ಮುಚ್ಚಿ ಆಯ್ತ್, ಮರು ಕಡ್ದ್ ಆಯ್ತ್ ಗೆದ್ದಿ ಮುಚ್ಚಿ ಆಯ್ತ್.

0: ಅಂಗಡಿ ಅಕ್ಕಿ ಬಂಗಡಿ ಮೀನ ಎಲ್ಲಾರ ಮನಿ ಕತ್ತಿ, ನಮ್ಮ ಬದಿ ಮಕ್ಳು ಬೂಸ್ ಪ್ಯಾಂಟ್ ಹಾಕೊಂಡವ್ಕ ಒಂಚೂರು ಇಲ್ಲ ಎತ್ತಿ, ನಮ್ಮ ಬದಿ ಮಕ್ಳು ಬೂಸ್ ಪ್ಯಾಂಟ್ ಹಾಕೊಂಡವ್ಕ ಒಂಚೂರು ಇಲ್ಲ ಎತ್ತಿ. ಆಸಡಿ ಹಬ್ಬ ಬಂದ್ರು ಮಳಿ ಬಂದದ್ದಷ್ಟು ಕಾಂತಿಲ್ಲ, ಮಳಿ ಇಲ್ದಿದ್ ಬ್ಯಾಸಯ್ಯ ಎಂತ ಆತೋ ಗೊತ್ತಿಲ್ಲ, ಮಳಿ ಇಲ್ದಿದ್ ಬ್ಯಾಸಯ್ಯ ಎಂತ ಆತೋ ಗೊತ್ತಿಲ್ಲ, ಎಂತ ಆತೋ ಗೊತ್ತಿಲ್ಲ.
1: ಪಂಚಮಿ ವೈದ್ಯನ್ ಹಾಡ್ ಕೇಳ್ರಿ ಅಲ್ದಾ, ಈಗ ನಮ್ದು ಒಂದ್ ಕೇಣಿ ಅಲ್ಲೇ.

0: ಅಲ್ಲ ಮಕ್ಳೆ, ಮೈಕ್ ಮುಂದ್ ಕೂಕಂಡ್ ವರ್ಲು ಶುರು ಮಾಡಿ ಎಷ್ಟೊತ್ತಾಯ್ತ? ಒಂಚೂರು ಮನಿ ಬದಿ ಜ್ಞಾನ ಇತ್ತ ನಿಮ್ಗೆ? ಸಾಕ್ ಸಾಕ್ ಹೋಪತ್ತೆ.
1: ಅಕ್ಕ ಅಕ್ಕ ಅಕ್ಕ, ಇಷ್ಟೋತ್ತವರಿಗೆ ಇಲ್ಲಿ ಕೂಕಂಡ ನಾವೀಗ ಎಲ್ರಿಗೆ ಕುಂದಾಪುರ ದಿನಾಚರಣೆ ಶುಭಾಶಯ ಹೇಳ್ದಿರ್ ಹೆಂಗೆ? ಹೆಂಗ್ ಹೇಳಕ್ ಹೇಳಿ, ಕುಂದಾಪುರ ಅಂದ್ರೆ ಹೇಳ್ಕೊಂಡು ಎಲ್ಲಿವರೆಗಿತ್ತು ಅಷ್ಟು ದೊಡ್ಡಕ್ ನಾವು ಓರ್ಲಕ್ಕೀಗ ಎಲ್ಲ ಒಟ್ಟಿಗೆ ಹೇಳ್ವಾ? ಸುನೇತ್ರ, ನಿವೇದಿತ, ನಾಗರತ್ನಕ್ಕ ಎಲ್ಲ ಹೇಳ್ವಾ?
2: ಎಲ್ರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯ.
0: ಹಾಯ್ ಬತ್ತೋ ಅಕ್ಕ.
3: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜೆ ವೈಭವ್ ಶೆಟ್ಟಿ. ಇವತ್ತು ನಾವು ಕುಂದಾಪುರ ಪ್ಯಾಟಿ ಬೈತ ವಿಶ್ವ ಕುಂದಾಪುರ ಕನ್ನಡ ದಿನದ ಅಂಗವಾಗಿ ನಾವು ಪಂಜು ಗೊಂಗೊಳ್ಳಿ ಅವರ ಕುಂದಾಪುರ ಕನ್ನಡ ನಿಘಂಟಿನಿಂದ ಒಂದೆರಡು ಪದ ಹೆಕ್ಕ ಬೈತ. ಇದರಿಂದ ಅದ್ರ ಒಂದೆರಡು ಪದ ಕೆಂತ. ಮೊದಲನೇದೇ ಅಂತ ಅಂದ್ರೆ ಗ್ವಾಂಜಡಿ ಅಂದ್ರೆ ಅಂತ ತಿಗೆ ಹಿಂದ್ಗಡೆ ಭಾಗ. ಮತ್ತಿನ್ನೊಂದು, ಮತ್ತೆ ಈಗ ಒನರ್ ಜಾರ್ಸುದು ಅಂತರ ಹಂಗಂದ್ರಂತ
4: ಸೊಂಟ ಜಾರ್ಸುದು.
3: ಅದೇ ಸೊಂಟ ಮೂರುದು ಆ ರೀತಿ ಹೇಳುದು. ನೀವ್ ಯಾವ್ದಾರು
4: ಯಾರಿಗಾದ್ರೂ
3: ಯಾರಿಗೆ ಮುರ್ದಿರಿ?
4: ಫ್ರೆಂಡ್ಸ್.
3: ನಿಮ್ ಹೆಸರು?
4: ಸೌಜನ್ಯ.
3: ಸೌಜನ್ಯ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಹಿಂಗೆ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
5: ಹಾಯ್ ಬನ್ನಿ ಅಲ್ಲ, ಯಾಸಾಡಿ ಅಮಾಸಿ ಗಡ್ಜಂಗೆ ನಮ್ಮ ವಿಶ್ವ ಕುಂದಾಪುರ ಕನ್ನಡ ದಿನದ ಖುಷಿ ಹಂಗೆ ಎಲ್ಲ ಒಟ್ಟು ನಮ್ಮ ಕುಂದಾಪುರ ಕನ್ನಡದಲ್ಲಿ ಒಂದು ಹೆಂಗಸರು ಪಂಚಾಯತಿ ಕೇಳ್ಕೊಂಡ್ಬಪ್ಪ. ಈ ಹೆಂಗಸರು ಪಂಚಾಯತಿ ಮಾಡುವರು ಯಾರಂತ ಕೇಳ್ರೆ, ಸರಿತಾ ಉಪಾಧ್ಯಾಯ, ಮಹಾಲಕ್ಷ್ಮಿ ಸೋಮಿಯಾಜಿ, ವಿನಯ ಉಡುಪ ಮತ್ತು ಸುಮನಾ ಹೆರಳೆ.
6: ನಮ್ಮೂರ ಭಾಷೆ ಎಷ್ಟು ಚಂದ, ಅದರಲ್ಲಿನ ಪರಿಮಳ

0: ಮನಕ ಹಾಡ್ ಜೋರ್ ಮೊಳಗತ್ತಲೇ.
1: ಇದ್ ನಮ್ ಡಾಕ್ಟರ್ ಹಾಡದ್ ಹಾಡಲ್ದ ಲಾಯ್ಕಿತ್ತೆ?
2: ಹೌದಾ, ಡಾಕ್ಟರ್ ಹಾಡೆ? ಓ ಡಾಕ್ಟರ್, ಸುದ್ದಿ ಎತ್ಬೇಡ, ನಂಗೆ ಸಾಕಾಯ್ತು. ಡಾಕ್ಟರ್ ಹತ್ರ ಹೋಯ್ ಹೋಯ್ ಸಾಕಾಯ್ತು. ಒಂದ್ ಜ್ವರ ಬಂದದ್ದಂದ್ರೆ 8 ದಿನ ಮಲ್ಸಿಯೇ ಬಿಡ್ತ. ಅಯ್ಯೋ, ಈಗ ಜ್ವರ ಗುಣ ಆದ್ರು ಬರೀ ಕೆಮ್ಮ ಕೆಮ್ಮಿ ಕೆಮ್ಮಿ ಮನೆ ಲಾಯ್ಕಂಡ್ ಕೆಮ್ಮಿ ಕೆಮ್ಮಿ ಬೇಜಾರಾಯ್ ಹೋಯ್ತ್. ನೀವ್ ಒಬ್ರಾರು ಮನೆ ಬದಿ ಬಂದಿರ್ಯಾ?
0: ಅಲ್ಲ, ವಿಷಯ ಗೊತ್ತಾಯ್ತ, ವಿನಯ ಹೇಳಿಲ್ಲ, ಅದಕ್ಕೆ ಈಗ ಬಂದದ. ಈ ಜ್ವರ ಒಬ್ರಿಂದ ಒಬ್ರಿಗೆ ಮಾತತ್ತಲ್ಲೇ ಮಾರೈತಿ, ಅದಕ್ಕೆ ಬರಲ್ಲ. ಇನ್ನ ಹಾಂಗ ಉಮೇದ್ ಮಾಡ್ಕೊಂಬಪ್ಪ ಅಂದ್ರೆ ಈ ಮಕ್ಳು ಬೈತ್ವಲ್ಲೆ, ಅವು ಹೇಳದ್ದು ಕೇಳ್ಕಲೆ. ನಾಳೆ ನಾನ್ ಮನ್ಕಂಡ್ರೆ ಅವೇ ಕಾಣ್ಕಲ ಮಾರೈತಿ.
2: ಹೌದಪ್ಪ,
0: ನೀನ್ ಆಸ್ಪತ್ರೆಗೆ ಹೋಯ್ದೆ ಅನ್ ಗೊತ್ತಾದ್ಕೂಳೆ ಎಲ್ಲ ಜೋರ್ ಹುಷಾರಿಲ್ದೆ ಸೇರಿದ್ಯೇನೋ ಆಸ್ಪತ್ರೆಗೆ ಅಂತ ಹೆದರಿಕೆ ಆಯ್ತ. ಆದ್ರೂ ಎಂತ ಮಾಡುದ, ಬೇಜಾರ್ ಮಾಡ್ಕೊಂಬಿಡ್ದೆ.
2: ಯೋ, ಬೇಜಾರ್ ಎಂತ ಇಲ್ಲ ಮರೈತಿ, ವಿಷಯ ಹೌದಲ್ದ, ಒಬ್ರಿಂದ ಒಬ್ರಿಗೆ ಮಾತತ್ತಲೆ. ಒಬ್ರಿಗೆ ಬಂದ್ರ ಸೈ ಮನೆ ಮಂದಿಗೆಲ್ಲ ಜ್ವರವೇ. ನಂಗೂ ಹೆದರಿಕೆ ಆಯ್ತಾ, ಆ ನಮೂನಿ ಜ್ವರ ಬಂದಿತ್ತು ಕಾಣ. ನಿಲ್ಲುಕ್ ನಿಟ್ಟಿಲ್ಲೆ ಡಾಕ್ಟರ್ ಶಾಪಂಗಾರು, ಇಷ್ಟು ಉದ್ದ ಕ್ಯೂ ಹನುಮಂತನ್ ಬಾಲಕಂಡಗೆ. ಡಾಕ್ಟ್ರಿಗೂ ನಾನು ಅನ್ಕಂಡು ಹೆದರಿಕೆ ಆಯ್, ಕೂಡ್ಲೆ ಒಂದು ಇಂಜೆಕ್ಷನ್ ಚುಚ್ಚದ್ದೆ.
0: ಅಯ್ಯಯ್ಯೋ, ಇರ್ಲಿ, ಈಗ ಹುಷಾರಾದ್ಯಲ್ಲೆ, ದೇವ್ರ ದೊಡ್ಡವನ್. ಈಗ ಆಸ್ಪತ್ರೆಗೆ ಹೋದವ್ರ ಮನೆಗೆ ಬತ್ರ ಅಂದ್ ಹೇಳು ಕೆಡಿಯ.
2: ಹೌದಪ್ಪ,
0: ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲ್ಸಿ ಅಲ್ಸಿ ಇಡ್ತ್ರ. ಈ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋದಲ್ಲ, ಅದೆಂತದೋ ಗೊತ್ತಿಲ್ಲ, ಅದೆಂತ ಹೇಳ್ತ್ರಲ್ಲ, ಲಾರ್ಗೆಟ್ಟ ಎಂತದೋ ಅಂಬ್ರಲ್ಲ.
2: ಲಾರ್ಗೆಟ್ ಅಲ್ದ, ಟಾರ್ಗೆಟ್. ಡಾಕ್ಟರ್ ಬಗೆಯವರಿಗೆ ಇಂತಿಷ್ಟ ಆಪರೇಷನ್ ಮಾಡ್ಕ ಅನ್ಕಂಡಿರುತ್ತಂಬ್ರಲ್ಲೆ. ಯಾರು ನಂಬದಿ ಡಾಕ್ಟರ್ ಅಲ್ಲ ಒಳ್ಳೆಯವರಪ್ಪ, ಹಾಂಗೆಲ್ಲ ಇದ್ದೀರ.
0: ಅದು ಹೌದೆ, ಸುಮ್ನೆ ಎಲ್ರನ್ನು ಅನ್ಮನ್ ಮಾಡುಕಾಗ, ನಮ್ಗೇನೆ ದೊಡ್ಡ ಔಷಧಿ ಅಂಬ್ರ. ಇನ್ನ ಈ ಡಾಕ್ಟರ್ ಎಂತ ದೇವ್ರ, ಊರಾರು ಎಂತ ಮಾಡುದು, ಅವ್ರಿಗೆ ಕಲ್ತದ ಗೊತ್ತಿದ್ದದ ಔಷಧಿ ಕೊಡುದಲ್ದ. ಇನ್ನ ಅವರಿಗೂ ಕಷ್ಟವೇ ಅಲ್ದ ಡಾಕ್ಟರ್ ಬಗೆಯರಿಗೂ ಸಹ.
2: ಹೌದಪ್ಪ,
0: ಸುಮಾರು ವರ್ಷ ಓದುದ ಕಷ್ಟಪಟ್ಟ, ಕೆಲ್ಸ ಹಂಗೆ ಹೊಗ್ಲು ರಾತ್ರಿ ಅನ್ಕಂಡಿಲ್ದೆ ನಿದ್ದೆ ಕೆಲ್ತ ಮಾಡುದ. ಆಮೇಲೆ ಯಾರ್ ಎಲ್ ಕೋರ್ಟ್ ಮನೆಗೆ ಅಲ್ಸ್ತೇನೋ ಅನ್ಕಂಡ್ ಹೆದರ್ಕಂಡ್ ಹೆದರ್ಕಂಡ್ ಕೆಲ್ಸ ಮಾಡ್ತಾರೆ
2: ಪಾಪ
0: ಅಲ್ದ. ಆಮೇಲೆ ಇನ್ನ ಯಾರೋ ಒಂದಿಬ್ರು ಕಾಡ್ ಡಾಕ್ಟರ್ ಮಾಡದ್ ಕೆಲ್ಸಕ್ಕೆ ಎಲ್ಲ ಡಾಕ್ಟ್ರಿಗೂ ಹೇಳುದ.
2: ಹೌದು,
0: ನಂಬದಿರಲ್ಲ ಹಂಗಿಲ್ಲಪ್ಪ.
2: ನಮ್ಗೆ ನಂಬಿಕೆ ದೇವ್ರ ಮೇಲೆ ಭಾರ ಹಾಕಿ ಅವ್ರು ಹೇಳದ್ ಮಾಡುದಷ್ಟೇ. ಓ ಲಕ್ಷ್ಮಿ ಬಂದ್ಲಲೆ. ಏನ್ ಲಕ್ಷ್ಮಿ, ಪತ್ತೆ ಇಲ್ಲೆಲ್ಲ ಮರೈತಿ, ಮಳೆ ಅನ್ಕಂಡ ಅಂತ ಹಪ್ಪಳ ತಿಂತ ಕೂತ್ಕಂಡ್ಯಾ ಎಂತ?
3: ಹ, ಕೂಕಂಡ್ ಕಾಂಬೋರಿಗೆ ಅದೇ ಅನ್ಸುದಾಕ ಅಂತ. ಆದ್ರೆ ನನ್ನ ಕೆಲ್ಸ ಎಂತ, ನರಿ ನಾಯಿ ತಿನ್ನತ್ತಿಲ್ಲ.
2: ಅಂತದ್ ಎಂತ ಮರೈತಿ, ನರಿ ನಾಯಿ ತಿಂಬಷ್ಟು ಕೆಲ್ಸ?
3: ನಾವೀಗ ಕೇಂದ್ರ ಸರ್ಕಾರದ ಡ್ಯೂಟಿಯಲ್ಲಿ ಇಪ್ಪರಲ್ಲ ಮರೈತಿ.
2: ಓ,
0: ಮನಿ ಮನಿ ಮೆಟ್ಲು ಹತ್ತಿಳುದ ನಿಂದ?
3: ಹೌದಾ, ಮನಿ ಮನಿ ಹತ್ತಿ ಇಳಿದ್ರು ಒಂದ್ ಸಮಾಧಾನ ಇತ್ತು ಕಣ್. ದೇಶಕ್ಕೊಂದು ಉಪಯೋಗ ಆ ಕೆಲ್ಸದಲ್ಲಿ ನಾನು ಇದ್ದೆ ಅನ್ಕಂಡ.
2: ಆರು ಟೀಚರ್ ಬಗೆಯರಿಗೆ ಅದೇ ಮಸ್ತ್ ಕೆಲ್ಸ ಅಲ್ದ, ಅದ್ರೊಟ್ಟಿಗೆ ಮಕ್ಳಿಗೆ ಪಾಠ ಎಷ್ಟೊತ್ತಿಗೆ ಮಾಡ್ತೀರಿ ಮರೈತಿ?
3: ಅದ ಅಲ್ದಿದ್ರು ಕೆಲ್ಸ ಏನ್ ಕಡಿಮೆ ಇತ್ತ ಮರೈತಿ. ಇದಾರು ದೇಶ ಸೇವೆ ಮಾಡ್ದಂಗೆ ಅಂತೊಂದ್ ಸಮಾಧಾನ ಇತ್ತು. ಏಗಳಿಗೂ ಇಪ್ಪದ ಅಲ್ಲ ಅಲ್ಲೇ ಇದ, ಒಂದ್ 10-20 ವರ್ಷಕ್ಕೆ ಒಂದ್ಸತಿ ಬಪ್ಪದಪ್ಪ. ಇದ್ ಬಿಟ್ಟು ದಿನದ ಕೆಲ್ಸ ಏನ್ ಕಡಿಮೆಯ ನಮ್ಗೆ? ದಿನಾ ಬೆಳಗ್ಗೆ ಆ ಮಕ್ಳು ಬಂದ್ ಕೂಡ್ಲೆ ನಮ್ ಕೆಲ್ಸ ಶುರುವಾತ್. ಆ ಮಕ್ಳು ಹಾಜರಿ ಹಾಕುದು ಒಂದು ಒದ್ದಾಟವೇ ಈಗ.
2: ಹಾಜರಿ ಹಾಕುಗೆಂತ ಆಯ್ತು, ನಮ್ ಹೆಸರು ಕರೆದ ಕೂಡ್ಲೆ ಕೈ ಎತ್ತಿ ಇದ್ದೇನೆ ಸರ್ ಅಂತಿದ್ದೆ ನಾನು.
0: ನಾವಂತೂ ಪ್ರೆಸೆಂಟ್ ಸರ್, ಪ್ರೆಸೆಂಟ್ ಮಿಸ್ ಅಂಬುದಪ್ಪ.
4: ಬಂದಿದ್ದೇನೆ ಟೀಚರ್.
0: ಓಹೋ, ವಿನಯ ಜಾರತಿ ಮರೆತಿಯ, ಅಲ್ಲೆಲ್ಲ ಗ್ವಾಸ್ರ ಕಣ್ಕಂಬ
2: ಜಾರತ್ತಂಗ.
4: ಸುಮನ, ನಿಮ್ಗ್ ಜ್ವರ ಅಂಬ್ರಲೆ, ಹೆಂಗಿದ್ರಿ ಅಂತ ಕಣ್ಕೋಪ ಅಂದ್ ಬಂದೆ. ನೀವೆಲ್ಲರೂ ಇಲ್ಲೇ ಇದ್ರಿ ಅಲೆ, ಖುಷಿ ಆಯ್ತ. ಎಂತ ನೀವು ಹಾಜರಿ ಹಾಕ್ದಂಗಿತ್ತಲ್ಲ? ಇಲ್ಲ
0: ಅಲ್ದೆ, ಅವಳೆಂತ ಲಕ್ಷ್ಮಿ, ಅವಳ ಶಾಲೆ ಸುದ್ದಿ ಹೇಳ್ತಿದ್ದಿಲ್ಲ. ಅದೇ ಎಂತ ಅಂತ ಎಂತದೋ ಹಾಜರಿ ಹಾಕುದು, ಈಗ ಎಂತದೋ ಬೇರೆ ಅಂತದೋ ಅನ್ಲಪ್ಪ.
4: ಎಂತ ಲಕ್ಷ್ಮಿ?
3: ಅದೇ ಹಾಜರಾತಿ ಬಗ್ಗೆ ಏನ್ ಹೇಳುದ್ ಹೇಳಿ. ಈಗ ಎಲ್ಲರಿಗೂ, ಟೀಚರ್ಸಿಗೂ ಇತ್ತು, ಮಕ್ಳಿಗೂ ಇತ್ತು, ಫೇಸ್ ಐಡೆಂಟಿಫಿಕೇಶನ್ ಅನ್ಕಂಡ್ ತಂದಿರೆ.
4: ಹಾಂಗಂದ್ರೆ ಎಂತ, ಮುಖದ ಫೋಟೋ ತೆಗುದಾ?
3: ಹೌದ್ ಮಾರೈತಿ, ದಿನಾ ಫೋಟೋ ತೆಗಿಕ, ದಿನಾ ಇದ್ದಂಗೆ ಇರ್ತವ ಹೇಳ. ಒಂದ್ ದಿನ ಏನಾರು ಒಂಚೂರು ಬದ್ಲಾಯ್ತಾ? ಬರೀ ಒದ್ದಾಟವೇ ಆತ.
2: ಅಯ್ಯೋ ಹೌದು, ಮೊನ್ನೆ ಪೇಪರ್ ಅಲ್ಲಿ ಬಂದಿತ್ತು ಸುದ್ದಿ, ನಂಗ ಓದಿದ್ ನೆನ್ಪಿತ್ತು, ಈಗ ಯಾವನೊಬ್ಬ ಕೂದಲು ಕತ್ತರಿಸ್ಕೊಂಡ್ ಬಂದಿದ್ದ ಅಂಬ್ರ, ಅದು ಗುರ್ತವೇ ಹಿಡಿಲಿಲ್ಲ. ಮನೆಗೆ ಅವಳು ಇನ್ನೊಬ್ಬಳು ಅವಳು ಅವಳು ಕೂದಲು ತೆಗೆದು ಅವನ ತಲೆ ಮೇಲೆ ಹಾಕಿರ್ ಮೇಲೆ ಗುರ್ತು ಹಿಡಿತ ಅಂಬ್ರ. ಫೋಟೋಸ ಬಂದಿದ್ ಪೇಪರ್ ಅಲ್ಲಿ ಓದಿ ನಂಗ ನೆಗಿಯೋ ನೆಗಿ.
3: ಹೌದಾ? ಇದ್ರ ಕತೆ ಇಷ್ಟ ಆದ್ರ ಮೇಲೆ ಯಾವ ಯಾವ ಮಕ್ಳು ಮಟ್ಟಿ ತಿಂತೋ, ಯಾವ ಯಾವ ಮಕ್ಳು ಬಾಳೆಹಣ್ಣು ತಿಂತೋ ಅಂತ ಲೆಕ್ಕ ಹಾಕುದು ಒಂದಷ್ಟು ಹೊತ್ತು. ಮತ್ತೆ ದಿನ ಅಕ್ಷರದಾಸೋಹ ಇತ್ತಲ್ಲೇ, ಅದಕ್ಕೆ ಒಂದೊಂದು ಮಕ್ಳು ಇಂತಿಷ್ಟ ತಿನ್ಕಂತಿರತ್ತ. ಆ ಎಷ್ಟು ಮಕ್ಳು ಬಂದಿದ್ದು ಅಂತ ಕಣ್ಕಂಡ ಅದೆಲ್ಲ ಒಟ್ಟು ಲೆಕ್ಕಾಚಾರ ಮಾಡಿ ಆ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡುದ್ರೊಳಗೆ ಮಧ್ಯಾಹ್ನದ ಊಟ ತಯಾರಾಯಿರತ್ತ ಕಣ. ಇದಿಷ್ಟ್ರ ಮಧ್ಯದಾಗೆ ಈ ನಮ್ ಶಿಕ್ಷಣ ಇಲಾಖೆಯ ಏನೇನು ಬೇಕತ್ತೋ ಅದೆಲ್ಲ ಈಗಲೇ ತುರ್ತಾಗಿ ಕಳುಹಿಸುವುದು ಅನ್ಕಂಡ್ ಹೇಳಿ ಹಾಕಿ ಬಿಟ್ಟಿರ್ತರ. ಮಾಡದೆ ಇಪ್ಪು ಕತ್ತ.
2: ಹೌದಪ್ಪ.
4: ಅಲ್ಲ, ಎಲ್ಲ ಮೊಬೈಲ್ ಹಂಗೆ ಮಾಡುದ ನೀವು? ಅದೇ ಎಂತದ?
3: ಹ್ಮ್, ಮೊಬೈಲ್ ಹಂಗೆ ಎಲ್ಲದೂ ಹಾಕಿ.
4: ಮಕ್ಳ ಕೈಗೆ ಮೊಬೈಲ್ ಕೊಡಕಾಗ ಅಂತ ಹೇಳಿ ನಿಮ್ ಕೈಗೆ ಮೊಬೈಲ್ ಕೊಟ್ಟದ್ದ? ಹೇಳುದೊಂದು ಮಾಡುದೊಂದ?
3: ಎಂತ ಮಾಡುದು ಹೇಳ, ಎಲ್ಲವೂ ಈಗ ಅದ್ರಲ್ಲೇ ಆಪದಲ್ಲೇ. ಈಗ ಟೀಚರಿಗೆ ಪಾಠ ಮಾಡುದು ಒಂದ್ ಬ್ಯಾಡ, ಬರೀ ಡಾಟಾ ಎಂಟ್ರಿ ಕೆಲ್ಸ.
0: ಈ ಊರ್ ಮೇಲಿನ ಕೆಲ್ಸದಾಗೆ ಶಾಲಿ ಕೆಲ್ಸ ಒಂದು ಬಾಕಿ ಹಂಗಾರೆ. ಈ ಮಾಸ್ಟರ್ನ ಹದ ಹಾಕುರೊಳಗೆ ಈ ಮಕ್ಳೆಲ್ಲ ಚಟ್ನಿ ಅಥವೇನು
3: ಇಲ್ಲಿಯೇ ಯಾವ್ದಕ್ಕಾದ್ರೂ ಒಂದ್ ಇತಿಮಿತಿ ಅನ್ಕಂಡ್ ಹೇಳಿ ಇರತ್ತ. ಇತಿಮಿತಿ ಒಳಗೆ ಮಾಡ್ರೆ ಇದ್ರೊಳಗೂ ಕೂಡ ಒಂದ್ ಒಳ್ಳೆ ವಿಷಯ ಇತ್ತೆ. ಈಗ ಇದನ್ನೆಲ್ಲ ತಂದ್ರ ಮೇಲೆ ಎಷ್ಟೋ ಮಾಸ್ಟರ್ ಕೆಲ್ಸ ಮಾಡದೆ ಇದ್ದ ಮಾಸ್ಟರ್ ಎಲ್ಲ ಶಾಲೆಗೆ ಆಯ್ಕೊಂಡು ಶಾಲೆಗೆ ಪಾಠ ಮಾಡುವ ವ್ಯವಸ್ಥೆ ಆಯ್ಲಿ ಅನ್ಕಂಡಿದೆಲ್ಲ ತಂದದ್ದು. ಹಂಗಾಗಿ ಇದೊಂಥರ ಒಳ್ಳಿದೆ.
2: ಒಳ್ಳೇದಾಯ್ತಲ್ಲ.
0: ಅಲ್ದಾ,
2: ಪಾಠ ಮಾಡದೆ ಸಂಬಳ ತಕೊಂಬವರಿಗೆ ಹಂಗ ಮಾಡಕಾಗ್ತಿಲ್ಲ.
4: ಲಕ್ಷ್ಮಿ,
3: ಹ್ಮ್,
4: ನಂಗೊಂದು ಅನುಮಾನ ಯಾವತ್ತು ಬಪ್ಪದ ಕಾಣ. ಈಗಿನ ಕಾಲದ ಶಿಕ್ಷಣದ ರೀತಿಯೇ ಸಮ ಇಲ್ಲ, ಅಥವಾ ಈಗಳಿನ ಮಕ್ಕಳು ಸಮ ತಿಳ್ಕಂತಿಲ್ಯ ಅನ್ ಗೊತ್ತಾಪದಲ್ಲ. ಎಂತ ಗೊತ್ತಿತ್ತ? ಈ ಅಪ್ಪ ಅಬ್ಬಿ ಒತ್ತೈಕೋ ಅಥವಾ ಮಕ್ಕಳೇ ಆಸೆ ಪಟ್ಟು ಈ ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡ್ಕೊ ಇಂಜಿನಿಯರ್ ಓದ್ತವಲ್ಲ ಮಕ್ಕಳ, ಆ ಇಂಜಿನಿಯರ್ ಓದಿ ಅದ್ರದ್ದು ಏನಾರು ಪ್ರಯೋಜನ ಸಮಾಜಕ್ಕೆ ಆತ ಅಂತ ಹೇಳಿ ಅನುಮಾನ ಬಪ್ಪದ. ಎಂತಕಂದ್ರೆ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ ಸೇತುವೆ ಎಲ್ಲ ಕಟ್ಟಕಾರೆ ಈ ಇಂಜಿನಿಯರ್ ಬೇಕಲ್ದ ಅದಕ್ಕೆ.
3: ಹೌದಪ್ಪ, ಅವ್ರಿಲ್ದೆ
4: ಈಗಳಿನ ಸೇತುವೆ ರೋಡ್ ಆಯ್ಲಿ ಬಿಲ್ಡಿಂಗ್ ಆಯ್ಲಿ ಕಟ್ಟದ್ 4 ದಿವಸಕ್ಕೆ ಬಿದ್ದೊತ್ತಲ್ಲ ಮರತಿ. ಹಂಗಾರೆ ನನ್ಗದೇ ಅನುಮಾನ ಬಪ್ಪದ. ಎಲ್ಲಿ ದೂರ ಸಾಯ್ಲಿ, ಇಲ್ಲ ನಮ್ಮನೆ ಹತ್ರ ಕ್ಯಾರಿಗೊಂದು ದೊಡ್ಡ ದಂಡಿ ಕಟ್ಟಿರಲ್ಲ ಮಕ್ಕಳೆಲ್ಲ ಬೀಳತ್ತು ಅಂತ ಹೇಳಿ ಕಟ್ಟಿ 3 ದಿನಕ್ ಬಿದ್ದೋಯ್ತಮ್ರ. ಅದ ಎಂತ ಕೆಲ್ಸ ಮಾಡುದು ನನ್ಗ ಅರ್ಥ ಆಗ್ತಲ್ಲ. ಹಂಗಾರೆ ಅವು ಪಾಠ ಸಮ ಕೇಳದೇ ಓದ್ವ, ಪಾಠ ಮಾಡೋರ್ ಸಮ ಇಲ್ಲ, ಅಥವಾ ಆ ಮಕ್ಳಿಗೆ ನಾವು ಒಳ್ಳೆ ರೀತಿಲಿ ಇರ್ಕ ಅನ್ನೋ ಪ್ರಾಮಾಣಿಕತೆಲಿ ಬದುಕಂಬು ಆಲೋಚನೆ ಇಲ್ಲ ಅಂದ ಆಲೋಚನೆ ಆಪದ ನಂಗೆ.
3: ಅದನ್ನೇ ಹೇಳದ್ ಮರೈತಿ ಶತಂಕ. ಈ ಮಾಸ್ಟ್ರಿಗೆ ಈಗ ಶಿಕ್ಷಣ ಅಂದ್ರೆ ಕೊಲ್ಸುದಲ್ಲ, ಈಗಳಿಗೆ ಸಿಲೆಬಸ್ ಮುಗಿಸುದೇ ಶಿಕ್ಷಣ. ಈ ಪರೀಕ್ಷೆಗೆ ಇಷ್ಟು ಪಾಠ ಆಯ್ಕಂತ ಇರುತ್ತೆ, ಅದನ್ ಮುಗಿಸುದೇ ಅವ್ರ ಕೆಲ್ಸ. ಅದು ಬಿಟ್ರೆ ಅದ್ರಲ್ಲಿ ಎಂತ ಇರುತ್ತೋ ಅದನ್ನ ಮನ ಮುಟ್ಟು ಹಂಗ ಹೇಳುದು ಆತೇ ಇಲ್ಲ. ಯಾಕಂದ್ರೆ ಈ ಬ್ಯಾರೆ ಕೆಲ್ಸ ಎಲ್ಲ ಬಿಡ್ಕಲೆ ಅವ್ರನ್ನ.
4: ಹೌದು,
3: ಹಾಂಗಾಯಿ ಇದ್ರಲ್ಲಿ ಯಾರದ್ ತಪ್ಪು ಯಾರದ್ ತಪ್ಪು ಅಲ್ಲ ಅದೆಲ್ಲ ಹೇಳುಕ್ ಆತಿಲ್ಲ. ಅಂತೂ ಒಂದ್ ಮಾತಂತೂ ಹೇಳಕ್ಕ.
4: ಏನಂತ ಹೇಳ,
3: ಈ ಇಡೀ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮೊದ್ಲಿದ್ದಂಗೆ ಆದ್ರೆ ಏನಾದ್ರೂ ಒಂದ್ ಚೂರಾರು ಪ್ರಯತ್ನ ಮಾಡ್ಲಕ್ಕೋ ಏನು.
2: ಹೌದು,
4: ಬದಲಾವಣೆ ಯಾವಾಗತ್ತ ನಾವ್ ಸುಮ್ನೆ ಕಾಯುದಷ್ಟೇ ಅಂತ ಹೇಳಿ. ಅಲ್ಲ ಲಕ್ಷ್ಮಿ, ಮತ್ತೊಂದು ಹೇಳ್ಕನ್ ಮಾಡಿದೆ ಕಣ. ನಮ್ಮನೇಲೆ ಒಂದ್ ನಮ್ ಪೈಕಿನ ಒಂದು 5-6 ಮಕ್ಳಿದ್ದು ಇಂಜಿನಿಯರ್ ಓದ್ದವು. ಓಕೆ, ಆಫೀಸಿಗೆ ಹೋಗ ಕೆಲ್ಸ ಇಲ್ಲ ಕಣ, ವರ್ಕ್ ಫ್ರಮ್ ಹೋಮ್ ಅಂಬ್ರ, ಮನೇಲಿ ಐಕ ಕೆಲ್ಸ ಮಾಡುದಂಬ್ರ. ಆರ ಕೆಲ್ಸ ಕಂಡ್ರ ತಲೆ ಬಿಸಿ ಅತ್ ಮಾರತಿ. ಒಂದ್ ಬೆಳಗ ಮುಂಚೆ ಬಾಗಿಲ ಐಕ ಕೂತ್ರೆ ರಾತ್ರಿ ತನಕ ಹಂದಾಡುದಿಲ್ಲ ಕಣ್, ಊಟ ತಿಂಡಿ ಮಾಡಕ್ಕೂ ಪುರ್ಸೊತ್ತಿಲ್ಲ ಅಂಬ್ರ. ಅಲ್ಲ ಆ ನಮ್ನಿ ದಿನ ಇಡೀ ಕೂಕಂಡೇ ಇದ್ರೆ ಜೀವಕ್ಕೆ ಅಂತ ಹೇಳ, ತಿಂದ ಅನ್ನ ಅರ್ಗಕಾರು ಒಂದ್ ದೇಹಕ್ಕೊಂದು ವ್ಯಾಯಾಮ ಬೇಕಲ್ದ. ಹಂಗ ಈಗಳಿನ ಸಣ್ಣ ಸಣ್ಣ ಮಕ್ಕಳಿಗೆ 101 ಕಾಯಿಲಿ ಕಸಾಯಿಲಿ ಅಲ್ದ?
3: ಹೌದ,
0: ಈಗಿನ ಮಕ್ಳ ದೇಹ ಗಟ್ಟಿಲ್ಲ ಮನ್ಸು ಗಟ್ಟಿಲ್ಲ.
4: ಅದೌದು
0: ಅಲ್ದ? ಈ ಕಾಣ ಈ ಬದುಕು ಕಲ್ಸ್ತಿದ್ ವಿದ್ಯೆ ಕಲ್ತಿ ಅಂತ ಪ್ರಯೋಜನ.
2: ಹೌದಪ್ಪ
0: ಕಣ, ಮನ್ಮನ್ನೆ ಅಷ್ಟೇ ಅಷ್ಟಪ್ಪ ಮಕ್ಳ ಎಂತದ ಜೀವ ತಕೊಂಡ್ರಲ್ಲೇ.
4: ಹೌದಮ್ರ,
0: ನಾಳೆ ಡಾಕ್ಟರ್ ಐ ಜೀವ ಉಳಿಸೋವ ಅವು ಜೀವನೇ ತಕೊಂಡಾಯ್ತ. ಅವು ಜೀವದ ಬೆಲೆಯೇ ಅವ್ ಗೊತ್ತಿಲ್ಲ, ಇನ್ನೊಬ್ರ ಜೀವ ಬೆಲೆ ಅವಕ್ಕಿರುತ್ತ.
3: ಪಾಪ ಮಕ್ಳಿಗೂ ವರ್ಷ ಇಡೀ ಕೂಕಂಡ ನೀಟ್ ಪರೀಕ್ಷೆಗೆ ಓದದ್ದು ಕ್ಯಾನ್ಸಲ್ ಆಯ್ತಲ್ಲ ಅನ್ಕಂಡ ಮತ್ತೆ ಪುನಃ ಬರೀಕಲೆ ಅಂತ ಹೇಳಿ ಟೆನ್ಷನ್ ಆಯ್ತೋ ಏನೋ. ಪಾಪ ಅಲ್ದಾ?
2: ಅಲ್ಲ ನೀಟ್ ಅಂದ್ರೆ ಅಂತ.
3: ಸುಮನಕ್ಕ, ನೀಟ್ ಅಂದ್ರೆ ನಮಗ್ ಗೊತ್ತಿಪ್ಪದೆ ಅಂತ ಹೇಳಿ, ನೀಟಾಯ್ ಇಪ್ಪುದು, ನೀಟಾಯ್ ತಲಿ ಬಾಚುದ್, ನೀಟಾಯ್ ಡ್ರೆಸ್ ಮಾಡ್ಕಂಬ್ದಲ್ದ.
0: ಅಲ್ದೆ ಅದ ಡಾಕ್ಟರ್ ಅಪ್ಪುಕಿಪ್ಪುದ ಅರ್ಹತಾ ಪರೀಕ್ಷೆ
4: ಅಲ್ಲ. ಆ ಮಕ್ಳು ಪರೀಕ್ಷೆ ಬರೋಕಿನ್ ಮೊದ್ಲೇ ಪೊಯ್ಲಾದಂಗ ಐತಲ್ಲ ಈಗ. ಎಂತ ಹೇಳುದ, ನಮ್ ಹಿಂದಿನರಿಗೆ ಓದು ಬರ ಬರ್ದಿರು ಹ್ಯಾಂಗಾರು ದುಡ್ಕ ತಿಂತೆ ಎಂಬ ಧೈರ್ಯ ಇದ್ದಿತ್ತ. ಈಗಳಿನ ಮಕ್ಳಿಗೆ ಸೌಕರ್ಯಕ್ಕೇನ್ ಕಮ್ಮಿಯ, ಎಲ್ಲ ಇದ್ರು ಜೀವನ ಎದುರಿಸು ಧೈರ್ಯವೇ ಇಲ್ಲೇ ಮರೆತೀಗ.
2: ಅದೇ ಆ ಈಗಿನ ಮಕ್ಕಳ ಕತೆ ಅಂತ ಹೇಳುದು ಹೇಳ. ನಾನ ಅಲ್ಲಿ ಇಲ್ಲಿ ಶಾಲೆಗೆ ಕತೆ ಕವನ ಬರೆಯೋಕೆ ಹೇಳಿಕೊಡಿ ಅನ್ಕಂಡ ಅದೇ ಸಂಪನ್ಮೂಲ ವ್ಯಕ್ತಿ ಆಗಿ ಕರೀತ್ರ ಕಾಣಿ.
4: ಹೌದೌದು, ನಾ ಪೇಪರ್ ಕಂಡಿದೆ.
2: ಅದೆಲ್ಲ ಹೋದಾಗ ಕಾಣಕ ಈ ಮಕ್ಳು ಎಲ್ಲ ಒಂದ್ ಎರಡ್ ಮೂರು ಮಕ್ಳು ಒಂದ್ ನಾಕ್ ಸಾಲ ಬರೀತು, ಉಳ್ದವು ಬೆಪ್ಪರ್ ಕಣಂಗ್ ಕಾ ಅಂತ ಕೂಕಂತು. ಅಲ್ಲ ಅದನ್ನೇ ಮನೇಲಿ ಬರ್ಕ ಬನ್ನಿ ಅಂತ ಹೇಳಿದೆ, ಹೆಂಗ್ ಲೈಕ್ ಮಾಡಿ ಬರ್ಕೊಂಬತ್ತಿಲ್ಯಾ? ಅಲ್ಲ ಅವೇ ಬರೀತುವೋ ಮನೇಲಿ ಬರ್ಕೊಡ್ತರೋ ಅಥವಾ ಅದ್ ಎಂತದೋ ಮೊಬೈಲ್ ಅಲ್ಲಿ ಏ ಐ ಅನ್ಕಂಡಿತ್ತಂಬ್ರಲ್ಲ, ಅದು ಎಂತ ಹೆಣ್ಣು ಬರ್ಕೊಡತ್ತಂಬ್ರ? ಕತೆ ಕವನ ಹಾಡ ಎಲ್ಲ ಬರ್ಕೊಡತ್ತಂಬ್ರ.
4: ಹೌದಾ?
2: ಅಯ್ಯೋ ಮೊನ್ನೆ ಒಂದು ಕಥಾ ಸ್ಪರ್ಧೆ ಇತ್ತು, ದೊಡ್ಡವ್ರು ಅದನ್ ಕಂಡು ಕತೆ ಎಲ್ಲ ಬರ್ಕೊಂಬಂದಿದ್ರ.
4: ಅಲ್ಲ
2: ಅಲ್ದ, ಅವ್ರವ್ರ ಭಾವನೆನ ಅವ್ರವರೇ ಕಟ್ಟಿಕೊಡ್ಕಲ್ದ? ಅದಕ್ಕೆ ಎಂತ ಗೊತ್ತತ್ತ, ಅದ್ರೊಳಗೆ ಎಂತ ಫೀಡ್ ಮಾಡಿತ್ತು ಅದು ಅಷ್ಟನ್ನೇ ಹೇಳತ್ತ. ಅಲ್ದ, ಮತ್ತೆ ಈ ಸೃಜನಶೀಲತೆ ಇತ್ತಲ್ಲ ಅದನ್ ಕೊಲ್ಲತ್ ಈ ಮೊಬೈಲ್ ಅಂದ. ನಮ್ಮ ಅತ್ತಿ ಎಷ್ಟೆಷ್ಟು ದೊಡ್ಡ ಲೆಕ್ಕನ್ನ ಬಾಯೆಲ್ಲ ಮಾಡ್ತಿದ್ರು ಗೊತ್ತಿತ್ತ? ಮಗ್ಗಿ ಎಲ್ಲ ಅವ್ರ ನಾಲ್ಗೆ ತುದಿಯಂಗೆ ಇದ್ದಿತ್ತ. ಈಗ ಒಂದ್ ಸಣ್ಣ ಸಣ್ಣ ಲೆಕ್ಕನ್ನು ಮೊಬೈಲ್ ಅಲ್ಲಿ ಕ್ಯಾಲ್ಕುಲೇಟರ್ ಹಾಕೊಂಡು ಅದ್ರಂಗ್ ಮಾಡ್ತು, ಮಂಡಿ ನಿಧಾನಕ್ ಬಡ್ಡಾತ ಹೋತ್ತಷ್ಟೇ. ಯಾರಿಗ ಹೇಳುದು?
3: ಅಲ್ಲ ನೀ ಏ ಅಂದ್ರಿ ಅಲ್ಲ, ಈಗ ನಂಗೊಂದ್ ಮೊನ್ನೆ ಮೊನ್ನೆ ಆದೊಂದ್ ಇದು ಸನ್ನಿವೇಶ ನೆನ್ಪಾಯ್ತು.
4: ಎಂತ,
3: ನನ್ ಮಗ ಎರಡ್ ದಿನ ಶಾಲೆ ರಜೆ ಮಾಡಿದ. ಈಗೆಲ್ಲ ಶಾಲೆ ರಜೆ ಮಾಡ್ರೆ ಗೊತ್ತಲ್ಲ, ಮೂರ್ ದಿನ ಶಾಲೆಗೆ ಒಪ್ಪಷ್ಟಿಗೆ ಇಷ್ಟಿಷ್ಟ ಇರುತ್ತೆ ಬರೋಕೆ. ಮೂರ್ ದಿನ ಬರೋಕ್ ಆಯ್ಲ ನೀನ್ ಮನೆಗ್ ಬಂದ, ಅಮ್ಮ ಇಷ್ಟಪ್ಪ ಇತ್ತಮ್ಮ ಯಾರು ನೋಟ್ಸ್ ಕೊಡುದಿಲ್ಲ ಅಂತ ಹೇಳಿ ಅಂದ್ರ. ಸರಿ, ನಾನು ಅವನ್ ದೋಸ್ತಿಗೆ ಫೋನ್ ಮಾಡಿ ಮರಯ್ಯ ಒಂಚೂರು ಫೋಟೋ ತೆಗೆದು ಕಳ್ಸಿ ಕೊಡ ಅಂದೆ. ಆ ಬ್ರಹ್ಮನ್ ಬರ ನಂಗ್ ಓದು ಬತ್ತಾ? ಅದು ಓದು ಬರ್ಲ. ಸರಿ ಅನ್ಕೊಂಡು ಹೇಳಿ, ನನ್ ಮಗ ಹೇಳತ್ನಲ್ಲ ಅಮ್ಮ ನೀ ಅದನ್ನ ಫೋಟೋ ಇತ್ತಲ್ಲ ಅದನ್ನ ಚಾಟ್ ಜಿಪಿಟಿಗೆ ಅಪ್ಲೋಡ್ ಮಾಡ, ಅದು ನಿಂಗ್ ಟೈಪ್ಡ್ ವರ್ಷನ್ ಕೊಡತ್ತ ಅಂತ ಹೇಳಿ ಹೇಳ್ತಾ ಅವನೇ. ಅದು ಕೊಟ್ಟೆ. ಸರಿ ಆಯ್ತು, ಮತ್ತೆ ಓದು ಬತ್ತಿಲ್ಲಲ್ಲ ಬರ್ಸಕಲೆ ಅಂತ ಹೇಳಿ ಅಂದ್ ಕೊಟ್ಟೆ. ಅದಕ್ಕವ್ರು ಬಾಸಿ ಬತ್ತತ್ತ ಅದಕ್ಕೆ ಓದಿ ಎಂತೆಂತದೋ ಅನ್ಕೊಂಡು ಹೇಳ್ತ. ಒಂದಷ್ಟು ಹೊತ್ತು ಸಮಯ ದಂಡ ಬಿಟ್ರೆ ಮತ್ತು ಒಂದ್ 5 ಪೈಸ ಪ್ರಯೋಜನ ಇಲ್ಲ.
4: ಅಲ್ಲ ಲಕ್ಷ್ಮಿ, ನೀ ಏ ಹೇಳ್ತಿಯಲ್ಲ, ಈ ಏ ಐ ಬಂದ ಮನುಷ್ಯರ ಹೆಂಗೋ ಹಾಳಾಪದೈತಲೆ, ಅದ್ರ ಜೊತೆಗೆ ಈ ಪ್ರಕೃತಿನೂ ಹಾಳತ್ ಗೊತ್ತಿತ್ತ ನಿಂಗೆ? ಈ ಏ ಐ ಮಾಡುಕೆ ಬೇಕಾಪು ಡಾಟಾ ಸೆಂಟರ್ ಅನ್ನಿತ್ತಲೆ, ಅದನ್ ಮಾಡುಕ್ಕೆ ಎಕರೆಗಟ್ಲಿ ಜಾಗ ಬೇಕಂಬ್ರ. ಆ ಡಾಟಾ ಸೆಂಟರ್ಗೆ ಲಕ್ಷಗಟ್ಲಿ ಅದು ಎಷ್ಟೋ ಗ್ಯಾಲನ್ ನೀರ್ ಬೇಕಂಬ್ರ ಮಾರತಿ. ಅದೆಂತೋ ಬಿಸಿ ಬಿಸಿ ಆತ್ತಂಬ್ರ, ಆ ಬಿಸಿ ಆಪದನ್ ತೋಣಿಸೋಕೆ ಲಕ್ಷಗಟ್ಲೆ ನೀರ್ ಬೇಕಂಬ್ರ. ಅಲ್ಲ ನಮ್ ಭೂಮಿ ಮೇಲೆ ಮೊದ್ಲೇ ನೀರ್ ಇಪ್ಪದ್ ನಮ್ಗ್ ಉಪಯೋಗ ಕಾಪದಿ ಎಲ್ಲೋ ಒಂದ್ ಚೂರ್ ಪಾರ್, ಆ ಚೂರ್ ಪಾರಲ್ಲೂ ಈ ಮನುಷ್ಯ ಜಾತಿವ ಅರ್ಧಕರ್ಧ ಹಾಳ್ ಮಾಡಿ ಹಾಕಿದ. ಇಪ್ಪು ಚೂರ್ ನೀರನ್ನು ಹಿಂಗಿಂದಕ್ಕೆಲ್ಲ ಉಪಯೋಗಿಸ್ಕೊಂಡ್ರೆ ಕೊನೆಗೆ ನಾವೆಂತ ನೀರ್ ಇಲ್ದೆ ಬಾಯಾರಿ ಬಾಯಾರಿ ಬಾಯರ್ಕಿಯಾಗಿ ಸಾಯೋ ಅಂತ ಕತೆ ನಮ್ದು.
3: ಹಂಗಾಯ್ ನಾವು ಗೊತ್ತಿದ್ದ ಸಮಯಕ್ಕೆ.
4: ಹೌದ, ನೀನ ಏ ಐ ಉಪಯೋಗಿಸ್ಕಾರೆ ಒಂಚೂರು ಯೋಚನೆ ಮಾಡಕ, ನಿನ್ ಮಗನಿಗೂ ಹೇಳ ಸುಮ್ ಸುಮ್ನೆ ಎಲ್ಲ ಅದನ್ನೆಲ್ಲ ಉಪಯೋಗಿಸೋಕ್ ಆಗದೆ.
0: ಕಾಲ್ ಲೀಟರ್ ನೀರ್ ಬೇಕಂಬ್ರ ಕಣ್.
4: ಹೌದು ಹೌದು, ನಾವೇ ನಮ್ ಪ್ರಕೃತಿ ಹಾಳ್ ಮಾಡಕ್ ಒಂದು ಕಾರಣ ಆದಂಗ ತಿಲ್ಯ. ಅಲ್ದ
3: ಹೌದಲ್ದ, ಕಡೆಗೆ ಪ್ರಕೃತಿ ಅಂತ ಹೇಳಿ ಅಂದ್ರೆ ಪುಸ್ತಕದಾಗ ತೋರ್ಸುದೆ ಅತ್ತ, ಇದು ಮರ ಇದು ನದಿ ಇದು ನೀರ್ ಹರುದು ಅಂತ ಹೇಳಿ ಅಂದು ಚಿತ್ರ ತೋರಿಸಿ ಹೇಳಕ ಅತ್ತ. ಮತ್ತೆ ಸುಮನಕ್ಕ, ನೀವ್ ಆಗ ಬರೋ ವಿಷಯ ಹೇಳ್ರಿ ಅಲ್ದ, ಎಷ್ಟನೇ ಪುಸ್ತಕ ಈಗ?
2: ಏನ ಆಯ್ತು ಒಂದ್ 9-10, ಆದ್ರೆ ಎಂತ ಪ್ರಯೋಜನ ಅಂತ ಕೇಂಬದ್ ನಾನ್.
4: ಯಾಕೆ?
2: ನಂಗಂತೂ ವೈರಾಗ್ಯ ಬಂದಿತ್ತ, ಕವನ ಗಿವನ ಬರೆಯುವುದೇ ಬಿಟ್ಟಿದೆ ನಾನು.
4: ಅಯ್ಯಯ್ಯ,
2: ಬರೆಯವ್ರೆ ಹೆಚ್ಚಿಗೆ ಓದೋರೆ ಇಲ್ಲ.
4: ಹೌದಂತೂ ಹೌದು ಮಾರತಿ.
2: ಬರೆಯವ್ರ ಈಗ ಒಳ್ಳೊಳ್ಳೆ ಪುಸ್ತಕ ಬೇಕಾದಷ್ಟಿತ್ತು, ಅದನ್ನೆಲ್ಲ ಓದಕ ಜಾಸ್ತಿ ಓದಿ ಅಷ್ಟು ನಮ್ ಜ್ಞಾನ ಹೆಚ್ಚತ್ತ, ಬರೀ ಒಳ್ಳೆ ಬತ್ತ. ಅದು ಬಿಟ್ಕಂಡ ನೀವು ಕೆಲವ್ರದೆಲ್ಲ ಕಾಣಕ ನಾವ್ ಎಂತ ಮಾತಾಡುತ್ತೋ ಅದನ್ನೇ ತುಂಡು ತುಂಡು ಮಾಡಿ ಒಂದ್ರ ಕೆಳಗೆ ಒಂದು ಬರ್ದು ಹೇಳಿ ಅದೇ ಒಂದು ಕವನ ಅನ್ಕಂಡ ಕವಿಗೋಷ್ಠಿಗೆಲ್ಲ ಹೋಗಿ ಹೇಳುದು. ದೊಡ್ಡ ದೊಡ್ಡ ಸಾಹಿತಿಗಳ ಒಟ್ಟಿಗೆ ಸೆಲ್ಫಿ ತೆಕ್ಕೊಂಡು ಸ್ಟೇಟಸ್ ಹಾಕುವುದು. ಕಂಡ್ರೆ ದೊಡ್ಡ ಸಾಹಿತಿಗಳಂದ್ರೆ ಅನ್ಸ್ಕೊಳಕ
4: ಪದ್ಯ ಮಾಡುದಲ್ದ
2: ಅಷ್ಟೇ ಅಲ್ಲ, ಎಲ್ಲರೂ ಹಂಗಂತ ಹೇಳುದಿಲ್ಲ, ಚಂದ ಪರಿಯವರು ಇದ್ರ, ಆದ್ರೆ ಕೆಲವರೆಲ್ಲ ಹಿಂಗಿನ್ ನಂಗೆ ಕಂಡ ಕಂಡ ಸಾಕಾಯ್ತು. ಮತ್ತೆ ಪ್ರಶಸ್ತಿಗೆ ಸಸ್ತಿ ಬಪ್ಪದೆಲ್ಲ ಹಂಗಿನವರಿಗೆ ಮರೈತಿ. ಅಯ್ಯೋ ಈಗ ಗೊತ್ತಿತ್ತಾ, ದುಡ್ಡು ಕೊಟ್ರೆ ಸಿಕ್ಕತ್ತ ಪ್ರಶಸ್ತಿ.
3: ಅಯ್ಯೋ
2: ಇವು ನಂಗೆ ಎಷ್ಟು ಜನ ಫೋನ್ ಮಾಡಿದ್ರು ಗೊತ್ತಿತ್ತಾ, ಮೇಡಮ್ ನೀವು ಅರ್ಹರ, ನೀವು ಇಷ್ಟೇ ದುಡ್ಡು ಕೊಟ್ರೆ ಸಾಕು, ಬೇರೆಯವ್ರಿಗೆ ಅವ್ರು ಇಷ್ಟು ದುಡ್ಡು ಕೊಡ್ಕೊ ಅನ್ಕೊಂಡು ಹೇಳಿ ನಂಗೆ ಎಷ್ಟು ಫೋನ್ ಬಂದಿತ್ತು ಗೊತ್ತಿತ್ತಾ. ನಂಗೆ ಬ್ಯಾಡ್ದೆ ಬೇಡ ಅಂದೆ. ಆ ಪ್ರಶಸ್ತಿ ತಕೊಂಡು ಎಂತ ಮಾಡುದು, ನಾಲ್ಕು ಜನ ಓದಿ ಖುಷಿ ಪಟ್ರು ಅಷ್ಟೇ ಸಾಕು. ಆಹಾರ, ಆ ಶಾಲೆ, ಆ ಸ್ಮರಣಿಕೆ, ಮನೇಲಿ ಬರೀ ಹಸರಣಿಯ ಸೈ, ಎಂತಾರು ಪ್ರಯೋಜನಕ್ಕೆ ಬಪ್ಪಂಗೆ ಎಂದು ಕೊಟ್ರೆ ಅಡ್ಡಿಲ್ಲ.
4: ಪ್ರಯೋಜನಕ್ಕೆ ಬಪ್ಪ ಕೊಡುವ ಅವರೇ ನಿಮ್ಮನೆ ನೆಂಟ್ರ
2: ಅಷ್ಟೇ
4: ಅಲ್ಲ. ಹಿಂಗಿದವ್ರ ಬರೆದ ಪುಸ್ತಕಗಳನ್ನ ಮಕ್ಕಳು ಓದಿರೆ ಎಂತಾರು ಪ್ರಯೋಜನ ಸಿಕ್ಕುವನ?
2: ಈಗ್ಲಿನ ಮಕ್ಳು ಎಲ್ಲಿ ಪುಸ್ತಕ ಓದ್ತೋ, ಅದೇ ಪುಸ್ತಕ ಎಲ್ಲೋತ್ತೋ, ಇಡೀ ದಿನ ಕೈ ಹಂಗ ಒಂದ್ ಮೊಬೈಲ್ ಹಿಡ್ಕೊಂಡ್ ಕೂಕಂತೋ. ಅಲ್ಲ ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಹಂಗೆ, ಅಯ್ಯೋ ಮೊಬೈಲ್ ಅಥವಾ ಇಡೀ ದಿನ ಟಿವಿ ಮುಂದೆ ಆ ಬ್ಯಾಡ್ದಿದ್ದ ಧಾರಾವಾಹಿ ಕಾಣ್ಕೊಂಡು ಕೂಕಂತ.
4: ಅಲ್ಲ ಈಗ ಟಿವಿ ಇಲ್ಲ, ಒಂದಾರು ಕಾಮಂಗಿನ ಏನಾರು ಬತ್ತ
2: ಅಲ್ದ.
4: ಅಲ್ಲ ಮೊದ್ಲೆಲ್ಲ ಮಕ್ಕಳಿಗೆ ಮನೆ ಹಿರಿಯರ ಸಾಯಂಕಾಲ ಅಪ್ಪಷ್ಟೊತ್ತಿಗೆ ಕಾತಿ, ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ಹೇಳಿ ಕೊಡ್ತಿದ್ದೀರಿ. ಆದ್ರೆ ಈಗಿನ ದೊಡ್ಡವರೆಲ್ಲ ಎಂತದ, ಟಿವಿ ಮೊಬೈಲ್ ಕಾಂಬುದ್ರೊಳಗೆ ಮುಳುಗಿ ಹೋಯಿರ. ಮಕ್ಕಳಿಗೆ ಒಳ್ಳೇದು ಹೇಳಿ ಕೊಡೋರು ಯಾರಿದ್ರೆ ಹೇಳಿ, ಮತ್ ಮಕ್ಕಳು ಒಳ್ಳೇದು ಹೆಂಗ್ ಕಲಿತೋ? ನಾವು ಮತ್ ಹೇಳು, ಅಯ್ಯೋ ಮಕ್ಳು ಸರಿ ಇಲ್ಲ ಮಕ್ಳು ಹಳೆಯದು, ಮಕ್ಳು ಸರಿ ಇಲ್ಲ ಹಳೆಯದು, ಹೇಳಿ ಕೊಡೋರಿದ್ದೆ ಕೊಲ್ಲುದು ಹೆಂಗಲ್ದ?
2: ಹಿರಿಯರ್ ಸಮ ಇದ್ರೆ ಮಕ್ಳು ಸಮ.
4: ಹೌದು
2: ನಂಗ್ ನೆನ್ಪಿತ್ತ, ಮುಸ್ಸಂಜೆ ಹೊತ್ತಿಗೆ
4: ಹೇಳ್ಸುದು
2: ಮೊಗ್ಗಿ ಪುಸ್ತಕದಲ್ಲೂ ಎಲ್ಲ ಇದ್ದಿತ್ತು ನಂಗ್ ನೆನ್ಪಿತ್ ಕಾಣು. ಎಂತದೋ ಪಾಡ್ಯ ಯುಗಾದಿ ಪಾಡ್ಯ ಬಿದಿಗೆ ಸೋಮನ ಬಿದಿಗೆ ತದಿಗೆ ಅಕ್ಷತದಿಗೆ ಚೌತಿ ವಿನಾಯಕನ ಚೌತಿ ಪಂಚಮಿ ನಾಗರ ಪಂಚಮಿ ಷಷ್ಠಿ ಕುಕ್ಕೆ ಷಷ್ಠಿ ಸಪ್ತಮಿ ರಥಸಪ್ತಮಿ ಅಷ್ಟಮಿ ಗೋಕುಲ ಅಷ್ಟಮಿ ನವಮಿ ಮಹಾನವಮಿ ದಶಮಿ ವಿಜಯದಶಮಿ ಏಕಾದಶಿ ಪ್ರಥಮ ಏಕಾದಶಿ ದ್ವಾದಶಿ ಉತ್ಥಾನ ದ್ವಾದಶಿ ತ್ರಯೋದಶಿ ಶನಿ ತ್ರಯೋದಶಿ ಚತುರ್ದಶಿ ಅನಂತನ ಚತುರ್ದಶಿ ಹುಣ್ಣಿಮೆ ನೂಲ ಹುಣ್ಣಿಮೆ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಅನ್ಕೊಂಡು ಎಂತದೆಲ್ಲ ಹೇಳ್ತಿದ್ದಿತ್ತು ನಾವು
4: ಸಣ್ಣಕ್ಕಿದ್ದಲ್ಲಿ
2: ಕಲ್ತದ್ದೇ ನೆನ್ಪುಳಿದಲ್ದ.
3: ಮತ್ತೆಂತ ನಂಗೆ ಇನ್ನು ನೆನ್ಪಿತ್ತು, ನಕ್ಷತ್ರಗಳನ್ನ ಹೇಳಿ ಕೊಡ್ತಿದ್ರು. ಲಾಯಕ್ ಮಣಿ ಮುಂದೆ ಹಿಂದೆ ಮುಂದೆ ಹಿಂದೆ ಹೇಳುದ, ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಾಗ ಫಲ್ಗುಣಿ ಹಸ್ತ ಚಿತ್ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರಾವಣ ಧನಿಷ್ಠ ಶತಭಿಷ ಪೂರ್ವಭಾದ್ರ ಉತ್ತರಭಾದ್ರ ರೇವತಿ
0: ನಕ್ಷತ್ರ ಅಲ್ಲದ
3: ಮಳೆ ನಕ್ಷತ್ರ ಬೇರೆ, ಈ ಊರಿನ ಮಳೆ ನಕ್ಷತ್ರಗಳು ಬೇರೆ.
2: ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಎಂತೆಲ್ಲ ಹೇಳ್ತಿತ್ತು ಗೊತ್ತಿತ್ತಾಗ್ಲಿ.
0: ಅದೇ ಇದು ಊರ್ ಭಾಷೆಗೆ ಹಗ್ಗ ಬೇಸಿಗೆ ಕಾರ್ ಅಸಡಿ ಸಾಣಿ ಕನ್ನಿ ದಿವಾಳಿ ಹಂಚಿಸಿ ಕೊಡಿ ಭರತ್ ಶಿವರಾತ್ರಿ ಹಿಂಗೆ ಅಂತೆಲ್ಲ ಹೇಳ್ತದೆ. ಆತರ
4: ಹೌದ ಅಲ್ಲ, ನೀವೆಲ್ಲ ಹೇಳದ್ ಕೇಂದ ನಂಗ ಒಂದ್ಸತಿ ನಾ ಚಣ್ಣಕ್ಕಿದ್ದಾಳಿಕ್ ಎಲ್ಲ ನೆನ್ಪಾಯ್ತು ಕಣಿ, ಎಷ್ಟು ಖುಷಿ ಆಗ್ತದೆ.
2: ಬಂದ್ರಿ ಅಲ್ದ ಒಂದ್ಸರಿ?
4: ಹೌದ
2: ಮಕ್ಳಿಗೆ ಸಂಸ್ಕಾರ ಅಂತ್ರಿ, ಕೆಲವುದೆಲ್ಲ ಹೇಳಿಕೊಟ್ಟು ಬಪ್ಪದ ಅಲ್ದೆ. ನಾವೆಲ್ಲ ಸಣ್ಕಿಪ್ಪತ್ತಿಗೆ ನಮ್ಗೇನ್ ಯಾರು ಹೇಳಿಕೊಟ್ಟದಲ್ಲ, ಕಾಲ್ನಡಿ ಕೂತ್ಕಂಡ್ರೆ ದೊಡ್ಡವ್ರು ಎದುರು ಬಂದ್ರೆ ನಾವು ಕಾಲ್ ಮುಡ್ಚ್ಕಂತಿತ್ತು. ಈಗ ಮಕ್ಳ ಕಾಲ ಆಡಿಸ್ತ ಕೂಕಂತು.
4: ಹೌದೇ
2: ಹೇಳಿಕೊಟ್ಟು ಮಕ್ಕಳ
4: ಈಗಿನ ಮಕ್ಕಳಿಗೆ ಅಂತ ಜೆನ್ಸಿ ಜೆನ್ಸಿ ಅಂಬ್ರ, ಈ ಜೆನ್ಸಿ ಮಕ್ಕಳಿಗೆ ಹಿರಿಯರಿಗೆ ಹ್ಯಾಂಗ್ ಗೌರವ

0: ಅಲ್ಲ, ಹೇಳದನ್ ಕೇಂಬು ಯಾವ್ದಾನ ಇತ್ತ ಈ ಮಕ್ಕಳಿಗೆ. ಮೊದ್ಲು ನಂಗೆ ಇನ್ನೂ ನೆನ್ಪಾತ್, ನಾ ಶಾಲೆಗೆ ಇದ್ದಾಗ್ಳಿಗೆ ನಂಗ್ ಟೀಚರ್ ಒಂದ್ ಕತಿ ಹೇಳಿರು, ಈ ಅಬ್ದುಲ್ ಕಲಾಂರ ಕತಿ. ಈಗಂತೂ ಎಲ್ಲೆಲ್ಲೂ ಸಿಕ್ಕತ್ತ ಆಯ್ತಾ. ಅದನ್ ಹೇಳದನ್ನ ಕೇಂಬು ವ್ಯವಧಾನ ತರಗತಿ ಹೆಂಗ್ ಇರುತ್ತಿಲ್ಲ ಗೊತ್ತಿತ್ತ ನಿಮ್ಗೆ? ಅವರಿಗೆ ಅಬ್ದುಲ್ ಕಲಾಂರು ಎರಡನೇ ಕ್ಲಾಸ್ ಅಲ್ಲಿ ಇದ್ದಾಗ್ಲಿಗೆ ಅವ್ರ ಅಯ್ಯರ್ ಮಾಸ್ಟರ್ ಇವರನ್ನ ಸಮುದ್ರ ಬದಿ ಕರ್ಕೊಂಡ್ ಹೋಗಿ ಆಕಾಶ ತೋರ್ಸಿ ಹಕ್ಕಿ ಹಾರೋದನ್ನ ತೋರ್ಸಿ ಆ ಹಕ್ಕಿ ರೆಕ್ಕಿ ಬಡ್ದಾಗ್ಲಿಗೆ ಮೇಲ್ ಹಾರತ್ತ ಅಂತ ಹೇಳಿ ಕೊಟ್ಟಿರ್. ಅದನ್ ಕಂಡ ಅಬ್ದುಲ್ ಕಲಾಂರ ಕೇಂದ್ರಮ್ರು, ಹಕ್ಕಿಗಾರೆ ರೆಕ್ಕೆ ಇರತ್ತ, ಏರೋಪ್ಲೇನಿಗೆ ರೆಕ್ಕಿ ಇದ್ರು ಅದು ಅಲ್ಲಾಡುದಿಲ್ಲ ಆದ್ರೂ ಮೇಲ್ ಹೊತ್ತಲೆ ಅಂತ ಹೇಳಿ ಕೇಂದಿರಮ್ರು. ಆಗ ಅಯ್ಯರ್ ಮಾಸ್ಟರ್ ಪ್ರಾಮಾಣಿಕತೆಯೂ ಮೆಚ್ಚಕ, ಇವರ ಕುತೂಹಲನು ಮೆಚ್ಚಕಿಲ್ಲಿ. ಅಯ್ಯರ್ ಮಾಸ್ಟರ್ ಪ್ರಾಮಾಣಿಕರಾಗಿ ಹೇಳಿರಮ್ರು, ಅದು ಹ್ಯಾಂಗ ಆತ್ತೋ ನಂಗ್ ಗೊತ್ತಿಲ್ಲ ಮಗ, ಆದ್ರೆ ನೀನ್ ಮಾತ್ರ ಏರೋಪ್ಲೇನ್ ತಯಾರಿಸೋನು ಆಯ್ಕು ಅಂತ ಆಗ್ಲಿಗೆ ಹೇಳ್ದು. ಎರಡನೇ ಕ್ಲಾಸ್ ಅಲ್ಲಿ ಹೇಳಿದ್ದನ್ನ ಅಬ್ದುಲ್ ಕಲಾಂರು ಕಡೆಗೆ ಇಡೀ ಭಾರತದ ಕ್ಷಿಪಣಿ ತಜ್ಞರಾಗಿ ಹೊರಬಂದ್ರು. ಈ ಕತೆ ನಾನು ಕೇಂದದ್ದೇಗ್ಲಿಗೆ ಅಂತ ಹೇಳಿದ್ರೆ ನನ್ನ ಬಾಲ್ಯದಲ್ಲಿ ಕೇಂದ ಕತೆ. ನಾನು ಅಬ್ದುಲ್ ಕಲಾಂ ಆಯ್ದೋ ಇಲ್ಲಿಯೋ ಗೊತ್ತಿಲ್ಲ ನಂಗೆ ಆಯ್ತಾ, ಆದ್ರೆ ಅದ ಒಂದು ಮನ್ಸೊಳ ಕೂತಿದಿತ್ತಲ್ಲ. ಇವತ್ತು ನಾನು ನಮ್ಮ ಮಕ್ಳಿಗೆ ಹೇಳ್ರು
1: ಕೇಂಬಕ್ ವ್ಯವಧಾನ ಇತ್ತ.
2: ಅದಂತೂ ಹೌದು. ಈಗ ಮಾಸ್ಟರ್ ಒಳ್ಳೇದನ್ ಹೇಳ್ತು, ಒಂದ್ ಅರ್ಧ ಗಂಟೆ ಮಾಸ್ಟರ್ ಒಳ್ಳೇದ್ ಹೇಳ್ರೆ ಮಕ್ಳು ಹೇಳಕ್ ಶುರು ಮಾಡ್ತು, ಅಯ್ಯೋ ಈ ಮಾಸ್ಟರ್ದ ಎಂತ ಚಾರಿ ಮುಗುದಿಲ್ಲಲೇ ಅಂತ ಹೇಳಿ. ಈಗ ಎಂತ ಕೇಳಿ ಹಂಗೆ ಕೈಯಲ್ಲಿ ಮೊಬೈಲ್ ಒಂದ್ ನಿಮಿಷದ ರೀಲ್ಸ್ ಕಾಮದೆ ಖುಷಿ ಮಕ್ಳಿಗೆ. ಅರ್ಧ ಗಂಟೆ ಮಾಸ್ಟರ್ದ ನೀತಿ ಪಾಠ ಮಕ್ಳಿಗೆ ಬೇಕತ್ತಿಲ್ಲ ಅಲ್ದ ಸುಮನ.
3: ಹೌದೌದ ಲಕ್ಷ್ಮಿ, ನೀನ ಅಬ್ದುಲ್ ಕಲಾಂ ಕತೆ ಹೇಳಿಯಲ್ಲ, ನಂಗೆ ಅಷ್ಟೊತ್ತಿಗೊಂದ್ ವಿವೇಕಾನಂದರ ಬಗ್ಗೆ ಓದಿದ್ ನೆನ್ಪಾಯ್ತು. ಅವ್ರು ಸಣ್ಣಕ್ಕಿದ್ದಲ್ಲಿ ಅಮ್ಮನೊಟ್ಟಿಗೆ ಟ್ಯಾಂಗದಲ್ಲಿ ಹೋತಿದ್ರು, ಆಗ್ಲಿಗೆಲ್ಲ ಹಂಗೆ ಅಲ್ಲ ಜಟಕ ಬಂಡಿ ಅಲ್ಲ. ಅಲ್ಲಿ ಹೋತಿಪ್ಪಷ್ಟೊತ್ತಿಗೆ ಅಮ್ಮ ಕೇಳ್ರ, ನೀನ್ ದೊಡ್ಡವಾದ್ರ ಮೇಲೆ ಎಂತ ಆತೆ ಅಂತ ಹೇಳಿ. ಆಗ ವಿವೇಕಾನಂದರು ಹೇಳಿರ, ನಾನ್ ದೊಡ್ಡವಾದ್ರ ಮೇಲೆ ಜಟಕ ಸಾಬಿ ಆತೆ ಅಂತ ಹೇಳಿ. ನಿನ್ ಮಗ ಹೇಳ್ತಾನಲ್ಲ ದೊಡ್ಡವಾದ್ರ ಮೇಲೆ ಎಂತ ಆತೆ ಕಂಡ್ರೆ ಡ್ರೈವರ್ ಆತೆ ಅಂತ ಹೇಳುದಲ್ಲ, ಮಗಳ ಮಕ್ಕಳೆಲ್ಲ ಹಂಗೆ ಹೇಳುದಲ್ಲ, ಹಂಗೆ ಜಟಕ ಸಾಬಿ ಆತ. ಅಮ್ಮ ಸುಮ್ಮನೆ ಕಂಡ್ರೆ ಮನೆಗ್ ಬಂದ್ರೆ ಸಾಯಂಕಾಲ ದೀಪ ಹಚ್ಚಿ ದೇವ್ರ ಮುಂದೆ ಕೂಡ್ಸಿ ಅಲ್ಲಿ ದೇವ್ರ ಕೋಣೆಲಿ ಚಿತ್ರ ಇತ್ತ. ಯಾವ್ದ? ಅರ್ಜುನನ್ ರಥನ ಕೃಷ್ಣ ನಡೆಸ್ತಾ ಇದ್ದದ್ದು
1: ಸಾರಥಿ
3: ಅದನ್ ತೋರ್ಸಿ, ನೀನು ಜಟಕ ಸಾಬಿ ಆದ್ರೆ ಅಡ್ಡಿಲ್ಲ, ಆದ್ರೆ ಈ ರೀತಿ ಇಡೀ ಜಗತ್ತನ್ನೇ ನಡೆಸುವಂತ ಜಟಕ ಸಾಬಿ ನೀನ್ ಆಯ್ಕ ಅಂತ ಹೇಳಿ ಅಮ್ಮ ಆಗ ಹೇಳಿದ್ದ ಸಣ್ಣವನಿದ್ದಾಗ. ಆಮೇಲೆ ವಿವೇಕಾನಂದ್ರೆ ಎಂತ ಆದ್ರಂಗ್ ಗೊತ್ತಿತ್ತಲ್ಲ, ಬದುಕಿದ್ 32 ವರ್ಷ ಅವರು ಏನಾದ್ರು ಏನ್ ಮಾಡಿದ್ರ ಸಾಧನೆ ಅಂತೇಳಿ. ಮಕ್ಳಿಗೆ ಸಣ್ಣಕ್ಕಿದ್ದಲೆ ಒಂದು ಹಿಂಗ್ ಹಿಂಗ್ ಮಾರ್ಕ್ ಅಂತ ಒಳ್ಳೇದ ಅವ್ಕೆ ಹೇಳಿಕೊಡ್ತ ನಾವು.
1: ಹೌದಪ್ಪ, ಅದ ನೀವು ಸಣ್ಣಕ್ಕೆ ಪತಿ ಓದದಂದ್ರಿ ಅಲ್ಲ, ಈಗಿನ ಮಕ್ಳು ಎಲ್ ಓದ್ವೆ ಓದುದಿಲ್ಲಲ್ಲ. ನೀನ್ ಒಂದರು ಚಂದಮನ ಬಾಲಮಂಗಳ ಬುಕ್ ಹಾಂಗಿನ ಪುಸ್ತಕ ಅಂತ ಓದ್ತ ಈಗ ಓದ ಮಕ್ಕಳ ಪುಸ್ತಕ ಓದುದು ಹಾಂಗೆ ಓದ್ಯೋ ಹಂಗೆ ಆಯ್ತದ. ಈಗ ಎಂತ ಮಾಡುಕ,
0: ಈಗ ಚಂದಮಾಮದ್ ಕಣಗಿದ್ದ ಬಾಲಮಂಗಳದ್ ಕಣಗಿದ್ದ ಪುಸ್ತಕವೇ ಇಲ್ಲ, ಅದು ಹಂಗ ಓದು ಕತ್ತಿಲ್ಲ. ಇನ್ ಶಾಲಿ ಅಂತ
3: ಹೇಳಿ
0: ಇನ್ ಹಿಂಗಿದ್ದೆಲ್ಲ ಹೇಳಿಕೊಡೋದಕ್ಕೆ ಶಾಲಿ ಅಂತ ಒಂದ್ ಮಾಧ್ಯಮ ಇದ್ದಿತ್ತು ನಾವೆಲ್ಲ ಕಲಿಯೋಷ್ಟೊತ್ತಿಗೆ. ಈಗ ಶಾಲಿ ಒಳಗೆ ಆಗ್ಲಿ ಹೇಳ್ನಲೆ, ಈ ಬೇರೆ ಕೆಲ್ಸ ಮಾಡುದ್ರೊಳಗೆ ಶಾಲಿ ಟೀಚರ್ಸ್ ಗೆ ಸಿಲೆಬಸ್ ಮುಗ್ಸೋದೊಂದು ಬಿಟ್ಟು ಬೇರೆ ಕತಿ ಹೇಳುಕ್ಕೆ ಪುರ್ಸೊತ್ತು ಖಂಡಿತ ಇಲ್ಲ. ಪಾಠ ಮಾಡದೇ ಇದ್ರು ಅವರನ್ನೇ ಹೇಳ್ತರು, ಈ ಪೋಷಕರು ಬಂದ್ ಹೇಳುದು ಅವರನ್ನೇ ಹೇಳುದು. ನೀವು ಪಾಠ ಮಾಡ್ಲಿಲ್ಲ ಅಂತ ಹೇಳ್ತಾರಷ್ಟೇ ಹೊರತು ನೀವು ಒಂದ್ ನೀತಿ ಪಾಠ ಮಾಡ್ಲಿಲ್ಲ, ನೀವು ಒಂದ್ ಕತಿ ಹೇಳಲಿಲ್ಲ ಅಂತ ಯಾವ ಪೇರೆಂಟ್ಸ್ ಬಂದ್ ಹೇಳುದಿಲ್ಲ.
1: ಮಾರ್ಕ್ ಬರ್ಲಂದಕ್ಕೆ
0: ಯಾಕಂದ್ರೆ ಅವ್ರು ಅನ್ಕೊಂಡದ್ದು ಅಂಕದಲ್ಲೇ ಎಲ್ಲ ಇತ್ತು ಅಂತ ಹೇಳಿ ಅನ್ಕೊಂಡಿರು. ಅದಕ್ಕೆ ನಾ ಎಣಿಸುದು ಅಂತ ಅಂದ್ರೆ ಈ ಶಿಕ್ಷಕರಿಗೆ, ಈಗ ಉದಾಹರಣೆಗೆ ಈಗ ಡಾಕ್ಟರ್ನೇ ತಕಣಿ, ಅವ್ರ ಹತ್ರ ಬಂದ್ ಪೇಷಂಟ್ ಇರ್ತಾರೆ, ಆ ಪೇಷಂಟ್ ಗೆ ಏನಾಯ್ತು ಅವ್ರನ್ನ ಹುಷಾರ್ ಮಾಡಿ ಕಳಿಸೋ ಜವಾಬ್ದಾರಿ ಡಾಕ್ಟರ್ದು ಅಂತಿರತ್. ಈಗ ಇಂಜಿನಿಯರ್ ಅಂತ ಕಣಿ, ಇಂಥ ಸೇತುವೆ ಕಟ್ಟುದು ಅಥವಾ ಇಂಥ ಕ್ಯಾರಿಗೊಂದ್ ದಂಡಿ ಕಟ್ಟುದು ಇದಿಷ್ಟಿರತ್, ಅದಿಷ್ಟನ್ನ ನೀಟಾಗಿ ಅವ್ರ ಕೆಲ್ಸವನ್ ಮಾಡ್ಕೊಂಡು ಹೋಯ್ಲಕ್ಕ. ಬೇಡಪ್ಪ, ಈ ಸುಮ್ನೆ ಒಬ್ಬ ಕೃಷಿಕರಂತ ಕಣಿ, ಓ ಒಂದಿಷ್ಟು ಜಾಗ ಅದ್ರಲ್ಲಿ ನಿನ್ನ ಸಾಮರ್ಥ್ಯಕ್ ಸರಿಯಾಗಿ ಏನ್ ಬೆಳಿತೀಯೋ ನೀ ಅದನ್ನೇ ತಿಂತೆ ಅನ್ಕೊಂಡು ಹೇಳಿ ಒಂದ್ ನೆಮ್ಮದಿ ಇರತ್. ಹಂಗೆ ಶಿಕ್ಷಕರಿಗೂ ಕೂಡ ಇಂತಿಷ್ಟು ಕೆಲ್ಸ ನಿಂದ, ನೀನ್ ಶಿಕ್ಷಣ ವ್ಯವಸ್ಥೆಗಿದ್ದವನು ಅಂತಿರ್ಕ. ಅದು ಬಿಟ್ಟು ಈ ಇಲೆಕ್ಷನ್ ಡ್ಯೂಟಿ, SIR ಡ್ಯೂಟಿ, BLO ಡ್ಯೂಟಿ, ಆ ಲೆಕ್ಕ ಕೊಡು, ಈ ಲೆಕ್ಕ ಕೊಡು, ಆ ಶೂ ಸಾಕ್ಸ್ ಹಂಚ, ಮಟ್ಟಿ ಹಂಚ, ಇದೆಲ್ಲಾ ಕೆಲ್ಸವನ್ನು ಒಂದೇ ಒಬ್ರೆ ಮಾಡುದಂತ ಹೇಳಿ ಅಂದ್ರೆ ಎಷ್ಟೋ ಶಾಲೆಯಲ್ಲಿ ಅವರೊಬ್ರೇ ಇಪ್ಪದು, ಒಂದೇ ಶಿಕ್ಷಕರು ಇಪ್ಪದು
3: ಇಡೀ ಶಾಲೆ ಶಾಲೆ ಇರುತ್ತೆ.
0: ಹಾ, ಏಕೋಪಾಧ್ಯಾಯ ಎಂತ ಪಾಠ ಮಾಡ್ತಾರ
1: ಅಲ್ಲ, ಎಲ್ಲ ಅದು ಸಮ ಇಲ್ಲ ಇದು ಸಮ.

0: ಎಲ್ಲ ಎಲ್ಲ ಸರಿ, ಸಮ ಮಾಡುದು ಹೆಂಗ್ ಅಂತ ಹೇಳಿ ಒಂದು ಮಾತಾಡಿಯಲ್ಲ.
1: ಅಲ್ದ, ಅದೇ ಬಸವಣ್ಣನವರ ಒಂದು ವಚನ ಹೇಳ್ತಾರ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖ ಕೇಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತೇಳಿ. ನಾವು ಫಸ್ಟ್ ನಮ್ ನಮ್ ಮಕ್ಕಳನ್ನ ಸರಿ ಮಾಡ್ಕೊಂಬ ಮನೇಲಿ ಅಲ್ಲ, ಪ್ರತಿಯೊಬ್ಬರು ಅವ್ರವ್ರ ಮನೆ ಮಕ್ಕಳನ್ನ ಒಂದು ತಿದ್ದಿ ಸಮ್ಮಾಡಿ ಇಟ್ಕೊಂಡ್ರೆ ಸಮಾಜ
0: ಅಲ್ಲ. ಈಗ ಸಮಸ್ಯೆ ಇಪ್ಪದೇ ಅದ, ಈಗ ಚಾ ಅಂಗಡಿಯಾಗ ಕೂತ್ಕೊಂಡವ ಚಾ ಮಾಡುದು ಅದಕ್ಕಿಂತ ಜಾಸ್ತಿ ಮೋದಿ ಅಂತ ಮಾಡ್ಕ, ವಿರಾಟ್ ಕೊಹ್ಲಿ ಹ್ಯಾಂಗ್ ಸಿಕ್ಸ್ ಹೊಡಿಕ ಹ್ಯಾಂಗ್ ಆಡ್ಕ ಇದೇ ಮಾತಾಡೋ ಜಾಸ್ತಿ ಆಯ್ತು.
1: ಚಾ ಮಾಡ್ಲಿಕ್ಕಿತ್ತ ಲೈಕ್ ಮಾಡಿ,
0: ಅವ ಲೈಕ್ ಮಾಡಿ ಚಾ ಮಾಡಿದ್ರೆ ಅವ ಒಳ್ಳೆ ಉದ್ದಾರ ಹತ್ತಿದ್ದ, ಒಂದ್ ನಾಲ್ಕ್ ಜನ ಬಂದು ಒಂದ್ ಮನೆ ಉದ್ದಾರ ಹತ್ತಿದ್ದ. ಹಾಗೆ ಪ್ರತಿಯೊಂದ್ ಇದ್ರಲ್ಲೂ ಅವ್ರವ್ರ ಕೆಲ್ಸ ಅವ್ರವ್ರ ಲೈಕ್ ಮಾಡಿರೆ ಆಗ ಎಲ್ಲರೂ ಉದ್ದಾರ ಆಯ್ಲಕ್ಕ. ಈಗ ಕಾಣಿ ಡಾಕ್ಟರ್ ತಕೊಂಡ್ರೆ, ಈಗ ನೀವ್ ಆಗ್ಲೇ ನಾವು ಹೇಳ್ತಲ್ಲ ಡಾಕ್ಟರ್ ಡಾಕ್ಟರ್ ಅಂತ ಮಾತಾಡ್ತ ಡಾಕ್ಟರ್ ಆದವ್ರು ಈ ಮೆಡಿಸಿನ್ ಇದ್ರ ಕಂಪ್ನಿ ಅವರದೆಲ್ಲ ಮಾತ್ರಿ ಅದಕ್ಕೆ ಇದಕ್ಕೆಲ್ಲ ಆಮಿಷಕ್ ಒಳಗ ಇದೆ, ಏನ್ ಬೇಕು ಅದನ್ನೇ ಬರ್ದ್ರೆ ಎಷ್ಟೋ ಕಾಯಿಲೆ ಆಪದು ತಪ್ಪತ್ ಅದಲ್ದೆ ಎಂತ ಸುಮ್ ಸುಮ್ನೆ ಅಡ್ಮಿಟ್ ಮಾಡುದು ಅದ ಇದೆಲ್ಲ ತಪ್ಸುದ್ರೆ ಎಷ್ಟೋ ಜನಕ್ಕೆ ಉಪಕಾರನೂ ಆತ. ಹಾಗೆ ಈಗ ಇವ್ರ ಹೇಳ್ದಂಗೆ ಶಿಕ್ಷಣದಲ್ಲ ಅಂತಾನೆ ಇಟ್ಕಣಿ, ಶಿಕ್ಷಣ ಕ್ಷೇತ್ರದಲ್ಲೇ ಸಿಲೆಬಸ್ಸೇ ಮುಗಿಸೋದು ಮಾಸ್ಟರ್ದು ಗುರಿ ಐದೇ ಇದ್ರೆ ಅವ್ರಿ ಅಂತವ್ ನೀತಿ ಹೇಳ್ಬೇಕು ಕತಿ ಹೇಳ್ಬೇಕು ಅನ್ನೋದನ್ನೆಲ್ಲ ಮಾಡಿ ಸಿಲೆಬಸ್ಸೇ ಗುರಿ ಐದಿರೆ ಶಿಕ್ಷಣ ಕ್ಷೇತ್ರ ಒಳ್ಳೇದೇ ಆತ. ಅದಕ್ಕೆ ಅನುಕೂಲ ಯಾರು ಮಾಡಿಕೊಡ್ಕ, ರಾಜಕೀಯದವರು ಮಾಡಿಕೊಡ್ಕ, ಅವ್ರ ಮನಿ ಮಾಡ್ಕಂಬ್ದ ಅವ್ರ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದ್ ಮಾಡ್ಕಂಬ್ದ, ಒಂದ್ ಮನಿ ಬದಲು ಐದು ಮನಿ ಆರು ಮನಿ ಊರ್ ಊರಲ್ಲೆಲ್ಲ ಸೈಟ್ ಮಾಡ್ಕಂಬ್ದ್ರ ಬಗ್ಗೆನೆ ಗಮನ ಹೋರೆ, ದೇಶದ ಊರಿಂದ ಶಾಲಿದ ಅಭಿವೃದ್ಧಿ ಹೆಂಗತ್ತ. ಅದ ಹೌದಲ್ದ, ಅದಲ್ದೆ ಇನ್ ರೈತರದ್ ಕತಿ, ಈಗ ರೈತರೇ ಎಲ್ಲರಿಗೂ ಆಹಾರ ಕೊಡುವರ ಕೆಂಬುಕ್ ಲೈಕ್ ಹೌದ್, ಆದ್ರೆ ತಿಂಬು ಯೋಗ್ಯವಾದ ಆಹಾರ ಬೆಳೆಸ್ತ್ರ ಎಷ್ಟಪ್ಪ ಕೆಮಿಕಲ್ ಹಾಕಿ ಬೆಳೆಸ್ರೆ ಇಡೀ ದೇಶದ ಮಕ್ಕಳದ ಈಗ ಮುಂದೆ ಮಕ್ಕಳ ಆರೋಗ್ಯ ಒಳ್ಳೆ ಇಪ್ಪದ ಹೆಂಗೆ, ಆರೋಗ್ಯ ಸರಿ ಇಲ್ದಿರೋ ಮಕ್ಕಳ ಬುದ್ಧಿ ಸಮ ಇಪ್ಪದ ಹೆಂಗೆ ಅಲ್ದ. ನಾವ್ ಅನ್ಕೊಂಡಿಪ್ಪ ರೈತರ ಕೆಲ್ಸ ಎಂತಂದ್ ಅದ ನಮ್ಮ ದೇಶದ ಆರೋಗ್ಯನೇ ಇಪ್ಪದೇ ಆಹಾರದಂಗೆ ಅದೇ ಸಸೂತ್ರ ಇದ್ದಿದ್ದಂಗ ಆತ್. ರೈತ ರೈತನ ಕೆಲ್ಸ ಸರಿ ಮಾಡ್ಕ, ಅವನದ ಉದ್ದೇಶ ಅಂತ ಇರ್ಬೇಕು ಒಳ್ಳೇದಾಯಿ, ನಾವ್ ಒಳ್ಳೆ ಆಹಾರ ಕೊಡು ಹಂಗಿನ ಬೆಳಿ ಬೆಳಿಕ ದುಡ್ಡು ಮಾಡುದೆ ಎಲ್ಲ ವಾಣಿಜ್ಯ ಬೆಳಿ ಬೆಳಿತಾ ಇಕ್ಕಂಡ್ರೆ ದೇಶ ಹೊರಗಿಂದೇ ಆಹಾರದ ಮೇಲೆ ಇರ್ಕತ್ತೌದ.
2: ಈಗ ರೈತರಿಗೆ ಹೇಳತ್ ಅವ್ರ ರಾಸಾಯನಿಕ ಬಳಸಿ ಕೃಷಿ ಮಾಡ್ತಾರ ಅಂತ ಹೇಳಿ, ಸರ್ಕಾರದಿಂದೇ ಬತ್ತಲೆ ರಾಸಾಯನಿಕ ಬಳಸುಕ್ಕೆ ಗೊಬ್ಬರ ಬತ್ತಲೆ ಎಂತ ಮಾಡುದು. ಅದಕ್ಕೆ ಹೇಳದ್ ಮ್ಯಾಲಿನ ಸಮ ಇದೆ ಕೆಳಗಿನ ಸಮ ಆತಿಲ್ಲ ಅಂತ ಹೇಳಿ.
0: ಹೌದ ಎಲ್ಲ ಮ್ಯಾಲೆ ಮ್ಯಾಲೆ ಕಾಮ್ ಕಾತಿಲ್ಲ, ನಾವ್ ಮ್ಯಾಲ್ ನಾವ್ ಸರಿ ಮಾಡುಕತ್ತ, ನಮ್ ನಮ್ದ ನಾವ್ ಎಂತ ಸರಿ ಮಾಡ್ಲಿಕ್ಕ, ನಮ್ ನಮ್ ಬೇಕಾದಷ್ಟು. ಈಗ ನಮ್ಮ ಮನೆಗೆ ಇಲ್ಲಿ ಈಗ ಎಲ್ಲಾ ಅಂಗಡಿ ತರಕಾರಿ ತಪ್ಪು ಬದ್ಲು ಚೂರ್ಪಾರ್ ಹಸಿರು ವಾಣಿ ಮನೆಗೆ ಬಳಸ್ಕೊಂಡ್ ಕಲ್ದ, ಕೆಮಿಕಲ್ ಹಾಕಿರ ಅವ್ರ ಕೆಮಿಕಲ್ ಹಾಕಿರ ಇವ್ರದ್ ಹಾಕಿರ ಅಂಬು ಬದ್ಲು ನಾವೇ ಹೆಂಗ್ ನಮ್ಗೆ ಹೆಂಗ್ ಒಳ್ಳೇದನ್ ಕಂಡು ಮಾಡುದು. ಒಂಚೂರು ದರ್ಶನ ಬಿಡ್ಕೆ ಟಿವಿ ಮುಂದ್ ಕುತ್ ಕಂಬಿ
1: ಜಾಗ ಎಲ್ಲ ಬೇಕಂತೂ ಇಲ್ಲ, ತಾರಸಿ ಮೇಲೆಲ್ಲ ಬೆಳಿತಾರೆ ತರಕಾರಿ ಎಲ್ಲ.
0: ಹೌದ ಆಹಾರ ಇದೆಲ್ಲ ಸರಿಯಾರೆ, ಮಕ್ಳು ಎಂತಕ್ ಸರಿಯಾತಿಲ್ಲ, ಬರೀ ಮಕ್ಳನ್ನೇ ಹಾಂಗ್ ಮಾಡ್ತೋ ಹಿಂಗ್ ಮಾಡ್ತೋ ಅಂತ ಹೈಕಂಬ ಬದ್ಲು. ಮನೇಲಿ ಹಾಳಿಯವರು ಅಷ್ಟೇ, ಮನೇಲಿ ಪರು ಅಷ್ಟೇ, ಮಕ್ಳಿಗೆ ಅಂತ ಬೇಕು ಒಂಚೂ ಟೈಮ್ ಕೊಡ್ಕೆ ಇಡೀ ಹೊತ್ತು ಅವರದ್ದೇ ಅವರದ್ದು ಇದ್ಕ ಆಗ ಎಲ್ಲ. ಈಗ ಇಬ್ರು ಕೆಲ್ಸ ಮಾಡ್ರೆ ಮಾತ್ರ ಜೀವನ, ಎಲ್ಲರು ಓದಿದವರಿಗೆ ಅದನ್ನ ಅದನ್ನ ಮಾಡ್ಕಂದಿರತ್ತ, ಪುರ್ಸತ್ ಇದ್ದವ್ರು ಒಂದ್ ಕೈ ಹಾಕಕ್ ಮನಿ ಮಂದಿ ಎಲ್ಲ. ಈಗ ಮನೆಂಗ ಸ್ವಾಸಿ ಮಾಡಲ್ಲ ಮಗ ಮಾಡ್ಲಾ ಮಕ್ಳನ್ ಸರಿ ಬೆಳೆಸ್ಲಾ ಅಂತ ಹೇಳುದಲ್ಲ, ನಾನೆಂತ ಮಾಡ್ಲಕ್ಕ ನಾನೀಗ ಪುರ್ಸೋತಿದ್ದೆ.
2: ಅದೇ ಈಗ ಹಳಿಯವ್ರನ್ನೆಲ್ಲ ಈಗ ತಗೊಂಡೆ ಅನಾಥಾಶ್ರಮಕ್ ಬಿಡ್ತರು ಹಂಗೆ ಹಿಂಗೆ ಎಲ್ಲ ಹೇಳ್ತರಲ್ಲೆ, ನಿಜ ಹೇಳುದಾದ್ರೆ ಈ ದುಡು ಸಮಯದಲ್ಲಿ ಒಂಚೂರ ಆ ಮಕ್ಳಿಗೆ ಒಂಚೂರು ಸಮಯ ಕೊಟ್ರೆ ಆ ಮಕ್ಳು ದೊಡ್ಡ ಆದ್ರ ಮೇಲೂ ಕೂಡ ಅವ್ರ ಸಮಯವನ್ನ ಈ ಹಳಿಯವ್ರಿಗೆ ಕೊಡ್ತವೆ. ಇವ್ರ ದುಡು ಕಾಲಕ್ಕೆ ಆ ಮಕ್ಳಿಗೆ ಒಂದ್ 5 ಪೈಸೆ ಸಮಯ ಕೊಡ್ಲ, ಆ ಮಕ್ಳು ಶಾಲೆಗೆ ಎಂತ ಹೇಳ್ತು ಅನ್ಕೊಂಡ್ ಹೇಳಿ ಬಂದ್ ಹೇಳ ಖುಷಿಯ ಒಳಗ್ ಹೇಳೋಷ್ಟೊತ್ತಿಗೆ ಮಗ ಆಮೇಲೆ ಕಂಬ ಮಗ, ಯಾಕಂದ್ರೆ ಇವ್ರಿಗೆ ಅಷ್ಟು ಕೆಲ್ಸ ಇದ್ದದ್ದು ಆಗ ಇವ್ರ ಸಮಯ ಕೊಡ್ಲಿಲ್ಲ. ಆ ಮಕ್ಳು ದೊಡ್ಡವಾದ್ರ ಮೇಲೆ ಅವು ಸಮಯ ಇವ್ರಿಗೆ ಕೊಡ್ತು.
0: ಹೌದಪ್ಪ, ಇಲ್ದಿರ ಮಕ್ಳಲ್ದಿರ ಮೊಮ್ಮಕ್ಳಾರು ಹೇಳ್ತು ನಾನ್ ಅಜ್ಜ ಅಜ್ಜಿ ಕಣ್ಕೊಂಡಿರ್ ನನ್ನ ನಾ ಕಾಣ್ಕ ಅಂತ ಹೇಳಿಕರು ಅವು ಇದ್ ಮಾಡ್ತಾರೆ. ಯಾಕಂದ್ರೆ ಇವ ಅಜ್ಜಜ್ಜಿ ಕಾಂಬತಿಗೆ ಅಪ್ಪ ಅಮ್ಮ ಅವ್ರೇ ಜಾಗಿರ್ತಾರಲ್ದ.
2: ಮೊನ್ನೆ ಒಂದು ಧರ್ಮಸ್ಥಳದ ಸಂಘದ ಕಾರ್ಯಕ್ರಮಕ್ಕೆ ಹೋಯಿದೆ ನಾನು. ನಾನು ಹಿಂಗ ಸಂಪನ್ಮೂಲ ವ್ಯಕ್ತಿ ಆಗಿ ಹೋತೆ. ಅಲ್ಲಿ 25 ಜನ ಹೆಂಗಸರಿಗೆ ನಾನು ಅಂದ್ರೆ ಹೇಳೋಷ್ಟೊತ್ತಿಗೆ ಅವ್ರ ಹತ್ರ ಒಂದ್ ಪ್ರಶ್ನೆ ಕೇಳ್ರೆ, ನಿಮ್ ಮಕ್ಳು ಯಾರು ಅಜ್ಜ ಅಜ್ಜಿ ಒಟ್ಟಿಗೆ ಇದ್ರು ಅಂತ ಕೇಳ್ರೆ, ಆ 25 ಸಂಸಾರದಗೂ ಒಂದೇ ಒಂದು ಸಂಸಾರವು ಅಜ್ಜನ ಒಟ್ಟಿಗೆ ಅಜ್ಜಿ ಒಟ್ಟಿಗೆ ಮಕ್ಳು ಇಲ್ಲೇ. ಆ ಮಕ್ಳ ಅವಸ್ಥೆ ಅಂತ ಇವ್ರಿಗೆ ಪುರ್ಸೋತ್ ಇತ್ತ ಕೇಂದ್ರ ಇವ್ರ ಮನೆ ಬಪ್ಪದೆ 8 ಗಂಟೆಗೆ ಅಂದ್ರು.
1: ಆ ಮಕ್ಳು ಸಾಯಂಕಾಲ
0: ಅಲ್ಲ ಇಟ್ಕಂಡ ಈಗ ಒಂದ್ ಕೆಲ್ಸಕ್ ಹೋಪರ್ ಕೆಲ್ಸಕ್ ಹೋದ್ರೆ ಅಲ್ಲಿ ಸರಿ ಕೆಲ್ಸ ಮಾಡುಕಾಗ್ತ ಮನ್ಸಾರ್ಧ ಮನೆಯಂಗಿರತ್. ಆಗ ಅನ್ಕೂಲ ಮನೆಗೆ ಇದ್ದಾರ ಮಾಡಿಕೊಡ್ತೇ ಹಿರಿಯರ್ ಇದ್ರ ಹಿರಿಯರ್ ಅನ್ಕೂಲ ಮಾಡಿಕೊಡು ಹಂಗಿರ್ಕ. ಇನ್ನ ಮನೆಯಂಗಿರು ಹೆಂಗ್ಸ್ರ ಅವರು ಅಷ್ಟೇ ಮನೆಯಂಗಿದ್ರ ಅಂದ್ರೆ ಮನೆಗೆ ಇಪ್ಪುದೇನ್ ಸಣ್ಣ ಕೆಲ್ಸ ಅಲ್ದೆ. ಮನೇಲಿರು ಹೆಂಗ್ಸ್ರೇ ಈಗ್ಲಿನ್ ದೇಶ ಕಟ್ಟುದ. ಮನೆಯಂಗಿದ್ದವ್ರೆ ದೇಶ ಕಟ್ಟುದಂದ್ರೆ ಈಗ ಮನೆ ಮಕ್ಳೆಲ್ಲ ಏನ್ ಸಂಸ್ಕಾರ ಬೆಳೆಸ್ಕಂತ್ರ ಅನ್ನೋದ್ರ ಬಗ್ಗೆ ಗಮನ ಕೊಟ್ರೆ, ಮನೆ ಗೃಹಿಣಿಯರ ಅವ್ರವ್ರ ಮನೆ ಬದುಕು ಸರಿ ಮಾಡ್ಕಂಡ್ರೆ ಒಳ್ಳೇದೈದೆ ಅಂತ. ಅಲ್ಲ ಮನೆ ಬದುಕು ಅನ್ಕೊಳ್ ನೆಂಪೈತೆ ನಾನ್ ಅಲ್ಲಿ ಕೆಸಿನ್ ಸೊಪ್ಪ ಬೇಕಂದ್ ಬಂದದ್ದೆ. ಅಲ್ಲಿ ಪತ್ರೊಡಿ ನೆನ್ಸಿ ಇಟ್ಟು ಬಂದಿದೆ. ಒಂದೆರಡು ಕೆಸಿನ್ ಸೊಪ್ಪ ಕೊಟ್ರೆ ನಮ್ಮ ಮನೆ ಹೊತ್ತು ಇಲ್ದಿರಿ. ಈಗ ಮನೆ ಮಕ್ಳು
2: ನಾಳೆ ಹಂಗಾರ ನಾನ್ ಸರಿ ತನ್ ಮನೆಗಿದ್ದೆ ಪತ್ರೊಡಿ ತಿಮ್ಕೆ.
3: ಅಯ್ಯೋ ನಾನ್ ಗಂಟೆ ಆಯ್ತು, ನಾ ಮನೆಗೆ ಹೋತೆ, ಮಕ್ಳ ಬಪ್ಪ ಹೊತ್ತಾಯ್ತು. ಕೊನೆಗೆ ಇಷ್ಟೊತ್ತನಕ ನಾವು ಇಷ್ಟು ಭಾಷಣ ಮಾಡ್ಕಂಡ್ ಮಕ್ಳನ್ ಬಿಟ್ಟಕಂಡ್ ಅವಕ್ಕೊಂದ್ ತಿಂಡಿ ಗಿಂಡಿ ಕೊಡದೆ ಇಲ್ಲ ಸುಮ್ಮನೆ ಪಂಚಾಯತ್ಗೆ ಮಾಡ್ಕಂಡ್ರ ಆಪದಲ್ಲ. ನಾ ಮನೆಗೆ ಹೋತೆ ಬತ್ತೆಕ ಇನ್ನೊಂದ್ಸರ್ತಿ
0: ಸಿಕ್ಕುವಾಳಮ್ರೇ ಹುಷಾರೇನೆ ಕೊಯ್ಬಪ್ಪ ಕಷಾಯ ಕೊಡಿನಿ ಮತ್ತೆ.

0: 99.6 FM குந்த கண்டுகள பிரகிருதிய ஸ்வர விஸ்வ குந்த
1: ವಿಶ್ವಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ
0: ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ ಪ್ರಕೃತಿಯ ಸ್ವರ
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇದು ಭಂಡಾರಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ವಿಶ್ವ ಕುಂದಾಪುರ ಕನ್ನಡ ದಿನ. ಹೌದ್ ಮರೆ, ಭಾರಿ ಗಡ್ಜ, ಒಂದ್ ಬದೆ ಗಾಸಡಿ ಹಬ್ಬ, ಅದ್ರ ಒಟ್ಟಿಗೆ ನಮ್ಮ ವಿಶ್ವ ಕುಂದಾಪುರ ಕನ್ನಡ ದಿನ. ಸೊ ಬೆಳಿಗ್ಗೆಯಿಂದ ಸಾಯಂಕಾಲ 7 ಗಂಟೆವರೆಗೆ ಪ್ರೋಗ್ರಾಮ್ ಮೇಲೆ ಪ್ರೋಗ್ರಾಮ್, ಪ್ರೋಗ್ರಾಮ್ ಮೇಲೆ ಪ್ರೋಗ್ರಾಮ್, ಇಷ್ಟೆಲ್ಲ ಪ್ರೋಗ್ರಾಮ್ ಆಪತ್ತಿಗೆ ನಮ್ಮ ಕುಂದಾಪುರ ಕನ್ನಡಕ್ಕಾಗಿ ಸೇವೆ ಸಲ್ಲಿಸಿದವರು, ಕೊಡುಗೆ ಕೊಟ್ಟವರು, ಕುಂದಾಪುರ ಕನ್ನಡಕ್ಕೆ ಎಂತಾರು ಮಾಡ್ಕಂತೇಳಿ ಒಂದಲ್ಲ ಒಂದು ಕೆಲಸ ಮಾಡ್ತಾ ಇದ್ದನ್ನ ಮಾತಾಡಿಸ್ತೇಪ್ಪು ಕತ್ತ, ಖಂಡಿತವಾಗ್ಲೂ ಮಾತಾಡ್ಸ್ಕೆ. ಅದರಲ್ಲಿ ಪ್ರಮುಖವಾಗಿ ನಮಗ್ ನೆನಪಾಪ ಹೆಸರು ಯಾರಂತ ಕೇಂದ್ರೆ US ಶೆಣೈ. ಎಸ್, ಇವರು ಉಪ್ಪಿನ ಕುದುರು ಸುರೇಂದ್ರ ಶೆಣೈ ಅವರು ಪತ್ರಕರ್ತರು, ನಮ್ಮ ಕುಂದಪ್ರಭಾ ಪತ್ರಿಕೆಯ ಸಂಸ್ಥಾಪಕರು. ಅದ್ರ ಜೊತೆಗೆ ಇವರು ಕುಂದಾಪುರ ಕನ್ನಡಕ್ಕಾಗಿ ಸುಮಾರು ಕೆಲಸ, ಏಗಳಿಗೂ ಇವ್ರು ಎಂತಾರು ಒಂದು ಪ್ರೋಗ್ರಾಮ್ ಇದ್ರೆ ಕುಂದಾಪುರ ಕನ್ನಡ ಪರವಾಗಿ ಇರುತ್ತೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಷಾಢಿ ಹಬ್ಬ ಶುಭಾಶಯ.
2: ಎಲ್ರಿಗೂ ಶುಭಾಶಯ.
1: ಈಗ ಆಷಾಢಿ ಹಬ್ಬ ಅಂದ್ರೆ ಆಷಾಢಿ ಹಬ್ಬ ಮ್ಯೂಕ್ ಹೋತ್ರೆ ಸರ್ ನೀವು?
2: ಇಲ್ಲ ಇಲ್ಲ, ಈಗ ಹೋತಿಲ್ಲ,
1: ಈಗ ಹೋತಿಲ್ಲ, ಮೊದ್ಲೆಲ್ಲ ಹೋತಿದ್ದೀರಿ ಗಂಗೊಳ್ಳಿಗೆ ಇದ್ದದ್ದಲ್ಲ. ಅಲ್ಲ,
2: ಗಂಗೊಳ್ಳಿ, ಬಿಜಾಡಿ, ಕುಂಬಾಶಿ, ಕುಂದಾಪುರ ಎಲ್ಲ ಕಡ್ಲು ಬದಿಯಲ್ಲ. ಹಂಗಾಗಿ ಆಗ ಯುವಪ್ರಾಯದಲ್ಲೆಲ್ಲ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾ ಇತ್ತು. ಈಗ ಯಾರ್ಯಾರು ಬೇರೆ ಹೋಗ್ತಾರೆ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡೋದು, ಪ್ರೋತ್ಸಾಹ ಕೊಡೋದು ಹಾಗೆ.
1: ಓಕೆ, ಆದ್ರೆ ನಂಗೆ ಖುಷಿ ಆಗ್ತದೆ ಅಂತ ಗೊತ್ತಾ, ಮೂಲತಃ ಅವ್ರದ್ದು ಮಾತೃಭಾಷೆ ಕೊಂಕಣಿ ಆದ್ರೂ ಕುಂದಾಪುರ ಕನ್ನಡದ ಬಗ್ಗೆ ಇವ್ರಿಗೆ ಸಿಕ್ಕಾಪಟ್ಟೆ ಪ್ರೀತಿ. ಅದು ಹ್ಯಾಂಗ್ ಸರ್, ಎಲ್ಲಿಂದ ಹ್ಯಾಂಗೆ ಒಂಚೂರು ಹೇಳ್ತೀರಾ?
2: ಇಲ್ಲಿ ಕೊಂಕಣಿ ಮತ್ತೆ ತುಳು ಅದೆಲ್ಲ ಪ್ರಶ್ನೆ ಬರೋದಿಲ್ಲ, ಯಾಕಂದ್ರೆ ನಮ್ಮ ಕೊಂಕಣಿಯಲ್ಲಿ ಈಗಾಗಲೇ 15 ಜಾತಿಗಳಿದ್ದಾರೆ ನಮ್ಮಲ್ಲಿ ಕುಂದಾಪುರ ತಾಲೂಕಲ್ಲಿ. 15 ಜಾತಿಯವರು ಕೊಂಕಣಿ ಮಾತಾಡೋರು ಇದ್ದಾರೆ. ಈಗ ಗೌಡ ಸರಸ್ವತರು ಮಾತಾಡ್ತಾರೆ, ಸರಸ್ವತರು ಮಾತಾಡ್ತಾರೆ, ದೈವಜ್ಞರು ಮಾತಾಡ್ತಾರೆ, ವಾಣಿಯವರು ಮಾತಾಡ್ತಾರೆ, ಆಮೇಲೆ ನಮ್ಮ ಚಪ್ಟೆಗಾರರು ಮಾತಾಡ್ತಾರೆ, ಮೇಸ್ತ್ರು ಮಾತಾಡ್ತಾರೆ, ಖಾರಿಯವರು ಮಾತಾಡ್ತಾರೆ, ಆಮೇಲೆ ಈ ಕ್ರಿಶ್ಚಿಯನ್ರು ಮಾತಾಡ್ತಾರೆ, ಮುಸ್ಲಿಮರಲ್ಲಿ ನವಾಯಿತರು ಮಾತಾಡ್ತಾರೆ. ಈಗ ಎಲ್ಲರೂ ಸಹ ನಮ್ಮಲ್ಲಿ ಈಗ ಕುಡುಬಿ, ನೀವು ಮಲ್ನಾಡ್ ಕಡೆ ಹೋದ್ರೆ ಕುಡುಬಿ ಅವ್ರು ಮಾತಾಡೋದು ಕೊಂಕಣಿ, ಆದ್ರೆ ಅವರೆಲ್ಲರೂ ಸಹ ಕುಂದಾಪುರ ಕನ್ನಡದಲ್ಲೇ ವ್ಯವಹಾರ ಮಾಡುವಂತ, ಮನೆ ಮಾತು ಕೊಂಕಣಿ ಆದ್ರು ಎಲ್ಲ ವ್ಯವಹಾರ ಕುಂದಾಪುರ ಕನ್ನಡಕ್ಕೆ ಅವ್ರು ಕೊಟ್ಟ ಕೊಡುಗೆ ದೊಡ್ಡದು. ಹಾಗೆ ನಾವು ಗೌಡ ಸಾರಸ್ವತರಾಗಿ ಕೊಂಕಣಿ ಮಾತೃಭಾಷೆ ಆದ್ರು ಎಲ್ಲರ ಹತ್ರ ವ್ಯವಹಾರ ಕುಂದಾಪುರ
1: ಕನ್ನಡದಲ್ಲೇ. ಆದ್ರೆ ಆ ವ್ಯವಹಾರ ಮಾಡೋದು ಬೇರೆ, ಆ ಭಾಷೆಗಾಗಿ ಎಂತಾರು ನಂಗೆ ಕೊಡ್ಕ ಅನ್ನೋದು ತುಡಿತ. ಈಗ ಮೊದ್ಲು ಹೆಂಗಿತ್ತು ಕೇಂದ್ರೆ, ಈಗ ನೀವೆಲ್ಲ ಬಪ್ ಮುಂಚೆಗೆ ಏಸೆನ್ ಹಬ್ಬಾರ್ ಇರ್ಬೋದು, ನೀವಿರ್ಬೋದು, ಹೆಂಗ್ ಕೇಂದ್ರೆ ನೀವು ಕುಂದಾಪುರ ಕನ್ನಡಕ್ಕಾಗಿ ಒಂದಲ್ಲ ಒಂದು ಕೊಡುಗೆನ ನಿಶಬ್ದವಾಗಿ ದೊಡ್ಡ ಸೌಂಡ್ ಮಾಡ್ಕ ನಾವಿದು ಕೊಟ್ಟಿತ್ತಂತ ತೋರಿಸ್ಕೊಂಡು ಬಂದವರು ಅಲ್ಲ ನೀವು. ಇವತ್ತು ಡಿಜಿಟಲ್ ಮೀಡಿಯಾ ಬಂದಿತ್ತು, ನಾವೆಲ್ಲ ಕುಂದಾಪುರ ಕನ್ನಡ ಮಾತಾಡತ್ತೆ ಇಡೀ ಊರಿಗೆ ಗೊತ್ತತ್ತೆ, ಯಾಕಂದ್ರೆ ನಾವು ವಿಡಿಯೋ ಮಾಡಿ ಹಾಕತ್ತೆ. ಆದ್ರೆ ನಿಮ್ ಕಾಲದಾಗ ಅದಿರ್ಲಿಲ್ಲ, ನಿಮ್ಗೆ ಆ ತರದೊಂದು ಎಂತ ಹೇಳ್ತಾರೆ ಬಯಕೆಯೂ ಇರಲಿಲ್ಲ, ನೀವು ನಿಸ್ವಾರ್ಥದಿಂದ ನಿಮ್ಮ ಭಾಷೆ ಬಗ್ಗೆ ಮಾಡ್ತಿದ್ದ ಕೆಲಸ ಅದು. ಅದಕ್ಕೊಂದು ಒಳಗಿಂದ ಬರ್ಬೇಕಲ್ಲ, ನಾನು ಏನಾರು ನನ್ನ ಭಾಷೆಗೆ ಮಾಡ್ಕ, ಭಾಷೆಗೆ ಮಾಡ್ಕಂತ.
2: ನಮ್ಮ ಗುರುಗಳೆಲ್ಲ ಕಾರಣ, ಯಾಕಂದ್ರೆ ನಮ್ ಗುರುಗಳು ಏನಿದ್ರು ಈಗ ಎಲಿಮೆಂಟರಿ ಆಗ್ಲಿ ಅಥವಾ ಹೈಸ್ಕೂಲ್ ಆಗ್ಲಿ, ಅವರು ಪಾಠ ಮಾಡೋತ್ತಿಗೆ ಬೇಕಾದ್ರೆ ಪಠ್ಯದ ಕನ್ನಡ ಮಾತಾಡ್ಲಿ, ಹೊರಗೆ ಬಂದ ಕೂಡಲೇ ಹೋಪ ಬಪ್ಪನೇ ಮಾತಾಡೋದು, ಕುಕಣಿ ಅಂತ ಹೇಳಿ ಮಾತಾಡೋದು, ನೀ ಕಸಬಿಲ್ಲಿ ನಿಂಗೆ ಅಂತೇಳಿ ಮಾತಾಡೋದು, ಅದೇ ರೀತಿ ಕುಂದಾಪುರ ಕನ್ನಡವೇ ಮಾತಾಡೋದು. ಮತ್ತೆ ನಮ್ಮ ಮೈದಾನದಲ್ಲಿ ನಾವು ಆಡೋತ್ತಿಗೆಲ್ಲ ಯಾರು ಪಠ್ಯ ಕನ್ನಡ ಮಾತಾಡೋದಿಲ್ಲ, ಎಲ್ಲ ಕುಂದಾಪುರ ಕನ್ನಡದಲ್ಲೇ ಮಾತಾಡೋದು.
1: ಮೈದಾನದಾಗಂತೂ ಪಠ್ಯ ಕನ್ನಡ ಬರ್ತಿಲ್ಲ ಸರ್ ಆ ಜೋಶಿಗೆ.
2: ಹೌದು, ಮತ್ತೆ ಬೈಗಳು ಇರ್ಲಿ ಹೊಗಳಿಕೆ ಇರ್ಲಿ ಎಲ್ಲೂ ಕುಂದಾಪುರ ಕನ್ನಡವೇ. ಅದಕ್ಕೆ ಸರಿಯಾಗಿ ನಮ್ಮಲ್ಲಿ ನಾವು ಇಳಿಸುದೀಗ ನಾವು ಕುಂದಾಪುರ ಕನ್ನಡ ಬೆಳೆಸದ್ದಂತೇಳಿ, ನಿಜವಾಗ್ಲೂ ನಾವು ಕುಂದಾಪುರ ಕನ್ನಡ ಬೆಳೆಸದ್ದಲ್ಲ, ನಮಗಿಂತ ಹಿರಿಯರಲ್ಲಿ ತುಂಬಾ ಮಂದಿ ಕುಂದಾಪುರ ಕನ್ನಡಕ್ಕಾಗಿ ಕೆಲಸ ಮಾಡಿರ, ಆದ್ರೆ ಅವ್ರು ಹೇಳ್ಕೊಳ್ತಾ ಇರ್ಲಿಲ್ಲ. ಈಗ ಭಂಡಾರಕಾಸ್ ಕಾಲೇಜ್ ತಗೊಂಡ್ರೆ, ಭಂಡಾರಕಾಸ್ ಕಾಲೇಜ್ ನೀವು ಫಸ್ಟಿನ 1963 ನಿಮ್ಮ ಮ್ಯಾಗಜಿನ್ ತಗೊಳ್ಳಿ, ಅದ್ರಲ್ಲಿ ನೀವೀಗ ತುಂಬಾ ಮಂದಿ ಕುಂದಾಪುರ ಕನ್ನಡದಲ್ಲಿ ಅದ್ರಲ್ಲಿ ಪದ್ಯ ಬರೆದಿದ್ದಾರೆ. ಈಗ ನಮ್ಮ ಡಾಕ್ಟರ್ ಭಾಸ್ಕರಾಚಾರ್ಯ ಸಹೋದರಿ ಇದ್ದಾರಲ್ಲ, ಮಾಧುರಿ ಕೃಷ್ಣ, ಮಾಧುರಿ ಆಚಾರ್ಯ ಅಂತ ಇಲ್ಲಿ ಇಲ್ಲಿದ್ದವರು. ಆಗ ಮಾಧುರಿ ಆಚಾರ್ಯ, ವೈದೇಹಿ, ನಿಮ್ಮ ಮಿತ್ರ ವೆಂಕಟರಾಜ್ ಎಲ್ಲ ಇಲ್ಲಿ ಕಲ್ತವ್ರೆ. ಅವರೆಲ್ಲ ಅವ್ರ ಕತೆ ಬರೆಯುವಕ್ತರಿಗೆ ಕುಂದಾಪುರ ಕನ್ನಡ ಉಪಯೋಗ ಮಾಡ್ತಿದ್ರು. ಇಲ್ಲಿರುವಾಗ ಕತೆ ಬರೀತಿದ್ರು, ನಂತರ ಕತೆ ಬರಿತಾ ಹೋದ್ರು. ಅವರ ಪಾತ್ರಗಳೆಲ್ಲ ಕುಂದಾಪುರ ಕನ್ನಡದಲ್ಲೇ ಮಾತಾಡೋದು. ಕತೆ ವಿವರಣೆ ಬೇಕಾದ್ರೆ ಪಠ್ಯ ಕನ್ನಡದಲ್ಲಿ ಇರಲಿ, ಆದ್ರೆ ಮಾತುಗಾರಿಕೆ ಎಲ್ಲ ಕುಂದಾಪುರ ಕನ್ನಡದಲ್ಲೇ. ಹಾಗೆ ಮಾಧುರಿ ಕೃಷ್ಣ ಅಲ್ಲಿ ಇರುವಾಗ ಅವರು ಒಂದು ಕುಂದಾಪುರದ ಕೋಟೇಶ್ವರ ತೇರಿದ್ ಬರ್ದಿರ್ ಕೋಡಿ ಹಬ್ಬ ಅಂತ, ಅದ್ರ ಬಗ್ಗೆ ಒಂದು ಕವನ ಇದೆ. ನೀವು ಬೇಕಾದ್ರೆ 63-64 ಇಸ್ವಿ ಆ ಟೈಮ್ ಆ ಸಂದರ್ಭದಲ್ಲಿ ನೋಡಿದ್ರೆ ಕುಂದಾಪುರ ಕನ್ನಡದ ಒಳ್ಳೆಯ ಒಂದು ಕವನ ಎಲ್ಲ ಬರೆದಿದ್ದಾರೆ. ಆ ಸಂದರ್ಭದಿಂದಲೇ ಅದು ಕುಂದಾಪುರ ಕನ್ನಡ, ನಿಮ್ಮ ಕೋಟ ಬಾರ್ಕೂರ್ ಕಡೆ ಎಲ್ಲ ಹಿರಿಯರು ಅದ್ರ ಬಗ್ಗೆ ಕೆಲಸ ಮಾಡಿದ್ದಾರೆ. ಅದು ನಮ್ಗೆ ಪರಿಣಾಮ ಬೀರಿದ್ದು. ಈಗ ಎಸ್ ಎನ್ ಹೆಬ್ಬಾರ್ ಬಗ್ಗೆ ನೀವು ಸಂದರ್ಶನ ಮಾಡಿದ್ರಿ, ಹೆಬ್ಬಾರ್ ನಮ್ಮಲ್ಲಿ ಎಲ್ಲಾದ್ರೂ ಭಾಷಣಕ್ಕೆ ಬಂದ್ರೆ ನಾವು ಇಲ್ಲಿ ಕಲಿಯುವಾಗ ಅವರು ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಕನ್ನಡ ಭಾಷೆ ಕಾಂಬುಕ್ಕೆ ಚಂದ, ಕೇಂಬುಕ್ಕೆ ಚಂದ ಅಂತ ಅವ್ರು ಹೇಳುದು. ಆಗ ನಮ್ಗೂ ಅದೇ ರೀತಿ ಒಂದು ಹಾಡಬೇಕು ಅಂತ ಹೇಳಿ ಅಂತ ಮನ್ಸಿಗೆ ಬರೋದು. ಆಮೇಲೆ ನಮ್ಮ ನಾವು ಇಲ್ಲಿ ಕಾಲೇಜ್ ಕಲಿಯುವಾಗ ಎವಿ ನೌಡರ್ ಇದ್ರು. ಎವಿ ನೌಡರು ಗಂಡ ಹೆಂಡತಿ ಇಬ್ರು ಕುಂದಾಪುರದವರು. ಎವಿ ನೌಡರು ಕುಂದಾಪುರದವರಲ್ಲ, ಗಾಯತ್ರಿ ನೌಡರು ಕುಂದಾಪುರದವರೇ. ಆದ್ರೆ ಅವ್ರು ಕುಂದಾಪುರ ಕನ್ನಡದ ಸಂಸ್ಕೃತಿ ಏನಿದೆ, ಅದು ಜಾನಪದ ಸಂಸ್ಕೃತಿ, ಅದಕ್ಕಾಗಿ ಹಳ್ಳಿ ಹಳ್ಳಿ ತಿರುಗುತ್ತಿದ್ದರು. ಆಗ ಅವರು ನಮ್ಮಂತ ವಿದ್ಯಾರ್ಥಿಗಳನ್ನ ಅದಕ್ಕೆ ಪ್ರೇರಣೆ ಕೊಡ್ತಿದ್ರು, ಪ್ರೋತ್ಸಾಹ ಕೊಡ್ತಿದ್ರು. ಅಂದ್ರೆ ಯಾವ್ದು ಪಾಣರಾಟದಿರ್ಲಿ ಅಥವಾ ಅವ್ರದ್ದು ಬೇರೆ ಸಂಪ್ರದಾಯ, ಎಷ್ಟೋ ಸಂಪ್ರದಾಯಗಳು ಇರ್ತವೆ, ಅದರದೆಲ್ಲ ಅವರು ಒಂದು ಅಧ್ಯಯನ ಮಾಡ್ಲಿಕ್ಕೆ ಹಳ್ಳಿ ಹಳ್ಳಿ ತಿರುಗಿ ಅದನ್ನ ದರ್ಶನ ಪತ್ರಿಕೆ ಅಂತ ನಮ್ಮಲ್ಲಿ ಇರ್ತಿತ್ತು. 2 ತಿಂಗಳಿಗೆ ಒಂದ್ಸರಿ, ಆಮೇಲೆ ವರ್ಷಕ್ಕೊಂದ್ಸರಿ ಮ್ಯಾಗಜಿನ್ ಮಾಡುದು, ಅದರಲ್ಲೂ ಅದರ ಪ್ರಕಟಣೆ ಆಗ್ತಿತ್ತು. ಹಾಗಾಗಿ ನಮ್ಗೆ ಕುಂದಾಪುರ ಕನ್ನಡದಲ್ಲಿ ಇದ್ದ ಒಂದು ಎಷ್ಟು ಇದು ಎಷ್ಟು ವೈಶಿಷ್ಟ್ಯ ಇದೆ ಕುಂದಾಪುರ ಕನ್ನಡದ ಅನಿಸ್ತಿತ್ತು. ನಾವು ಯಕ್ಷಗಾನ, ಬೊಂಬೆ ಆಟ, ಆಮೇಲೆ ಕುಂದಾಪುರದ ಹೊಂದ್ರಾಯನ ವಾಳ್ಗ, ಭೀಮಸಾಲ, ಅದೆಲ್ಲ ನಾವು ಮನೆಯಲ್ಲೇ ನೋಡ್ತಿರುವಂತದ್ದು. ಹಳ್ಳಿ ಹಳ್ಳಿಯಲ್ಲಿ ಇರುವಾಗ ಅದು ನೋಡ್ತಿದ್ದ, ಅದರದ್ರದ ಸಾಹಿತ್ಯ ಎಲ್ಲ ನಮ್ಗೆ ಗೊತ್ತಿರ್ಲಿಲ್ಲ. ಅದನ್ನ ನೋಡಿ ನಮ್ಮ ಗುಣ್ಮಿ ಚಂದ್ರಶೇಖರ್ ಐತಾಳ್ರ ಅಂತೇಳಿ ನಮ್ಮಲ್ಲಿ ಇಲ್ಲಿ ಬಂಡ್ರಕಾಸ್ ಕಾಲೇಜಲ್ಲಿ ಇದ್ದವರು, ಅವ್ರು ನೀವು ನೋಡ್ಬೋದು. ನೋಡಿ ಅವರ 1870 ಸಂದರ್ಭದಲ್ಲಿ ಕುಂದಾಪುರದ ವಿದ್ಯಾರ್ಥಿಗಳ ಮೂಲಕ ಎಲ್ಲ ಸಂಗ್ರಹ ಮಾಡಿ, ಅವರು ಸಂಗ್ರಹ ಮಾಡಿ ಕೈಲಿಯ ಕರೆದ ನೊರಹಾಲು ಅಂತ ಒಂದು ಪುಸ್ತಕ ಮಾಡಿದ್ದಾರೆ. ಇದು ನೀವು ಪುಸ್ತಕ ಓದಿದ್ರೆ ಇದರಲ್ಲಿ ನಿಮ್ಮ ಇದುಂಟಲ್ಲ ಯಾವುದು, ಎಷ್ಟು ಒಳ್ಳೆಯ ಅವರು ಸಂಶೋಧನೆ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಾ ಜಾನಪದ ಗೀತೆಗಳು ನಮ್ಮ ಕುಂದಾಪುರ ಕನ್ನಡದ ಎಲ್ಲಾ ಜಾನಪದ ಗೀತೆಗಳ ಅಧಿಕೃತ ಸಂಗ್ರಹ ನಮ್ಮ ಪುಸ್ತಕದಲ್ಲಿ ಇದೆ. ಅವರು ಇಲ್ಲಿಂದ ಮೈಸೂರು ಯೂನಿವರ್ಸಿಟಿ ಹೋದ್ರು ಸಹ, ಅಲ್ಲ ಮಂಗಳೂರು ಯೂನಿವರ್ಸಿಟಿ ಹೊಸ್ತಾದಾಗ ಅಲ್ಲಿ ಹೋದ್ರೆ ಅವರು, ಅದಕ್ಕಿಂತ ಮುಂಚೆ ಮೈಸೂರು ವಿಶ್ವವಿದ್ಯಾಲಯದವರು ಅವ್ರ ಪುಸ್ತಕ ಪ್ರಕಟ ಮಾಡಿದ್ರು. ಈ ಪ್ರಕಟ ಮಾಡಿದ್ದಲ್ಲದೆ ಹಾಮನಾಯಕರ ದೊಡ್ಡ ನಮ್ಮ ಸಾಹಿತ್ಯ ಅಲ್ಲ ಹಾಮನಾಯಕರು, ಇದರಲ್ಲಿ ಅವರು ಎಷ್ಟು ಚೆಂದಾಗಿ ವಿವರಣೆ ಕೊಟ್ಟಿದ್ರು ಅಂತ ಹೇಳಿದ್ರೆ, ಇಂಥ ಒಂದು ಸಂಗ್ರಹ ನಿಜವಾಗ್ಲೂ ಬಹಳ ಅಮೂಲ್ಯವಾದದ್ದು. ಇದನ್ನ ಉಣ್ಮಿ ಚಂದ್ರ ಸೈಕಾಯಿ ತರ ಮಾಡಿದ್ದು ನಮ್ಗೆ ತುಂಬಾ ಖುಷಿಯಾಗಿದೆ. ಇದು ನಮ್ಮ ಯಾವುದು ವಿಶ್ವವಿದ್ಯಾಲಯಕ್ಕೆ ಒಂದು ಒಂದು ವಿಶೇಷವಾದ ಒಂದು ಹಿರಿಮೆ ಅಂತ ಕೊಟ್ಟಿದ್ದಾರೆ. ಅದರ ಸಂಪಾದನೆ ಮಾಡಿದ ಡಾ ಎಚ್ ಮಾನಪ್ಪ ನಾಯಕ ಸಹ ಅವರಿಗೆ ತುಂಬಾ ಹೊಗಳಿದ್ದಾರೆ, ಇಂಥದ್ದೊಂದು ಜಾನಪದ ಸಂಶೋಧನೆ ಪುಸ್ತಕ ಬೇಕಿತ್ತು ಕುಂದಾಪುರ ಕಡೆಯ, ಇಂಥ ಇಷ್ಟು ಒಂದು ಅತ್ಯುತ್ತಮವಾದ ಜನಪದ ಹಾಡುಗಳು, ಜನಪದ ಸಂಸ್ಕೃತಿ ಉಂಟಂತ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಅವರು ಆ ಸಂದರ್ಭದಲ್ಲಿ ಹೇಳಿದ್ದು. ಇದಕ್ಕಿಂತ ಜಾಸ್ತಿ ಶಿವರಾಮ್ ಕಾರಂತರು ಹಳ್ಳಿ ಹಳ್ಳಿ ತಿರುಗಿ ಅಧ್ಯಯನ ಮಾಡಿದವರು. ಅವರು ಇವರು ನಮ್ಮ ಗುಣಮಿ ಚಂದ್ರಶೇಖರ್ ಐತಾಳ್ರ ಅವರು ಪುಸ್ತಕವನ್ನು ತೆಗೆದು ಅವ್ರಿಗೆ ಕೊಟ್ಟರು, ತ್ರಿಪದಿಗಳನ್ನು ಮಾಡ್ತಿದ್ರು ಅವರು. ಹಾಗೆ ಹೆಚ್ಚು ತ್ರಿಪದಿ ಮದ್ದುಂಟೆ ಜನನ ಮರಣಕ್ಕೆ ಅಂತ ನೀವು ಪುಸ್ತಕ ಗುಣಮಿ ಚಂದ್ರಶೇಖರ್ ಹತ್ರ ಅವರದ್ದು ನೋಡಿದ್ರೆ ಎಲ್ಲ ಕುಂದಾಪುರ ಕನ್ನಡದ ತ್ರಿಪದಿ ಪದ್ಯಗಳಿವೆ. ಅದನ್ನ ಶಿವರಾಮ್ ಕಾರಂತ ತೋರಿಸಿದಾಗ ಅವ್ರು ಹೇಳಿದ್ರಂತೆ, ನೀವು ಇದನ್ನು ಮಾತ್ರ ಬರಿಬೇಡ, ಅದ್ರ ಬರಲಿ ಬೇರೆ ಸಾಹಿತ್ಯ ಕುಂದಾಪುರ ಕನ್ನಡ ಜನಪದಲ್ಲಿ ತುಂಬಾ ಇದೆ, ಅದನ್ನೇನು ಸಂಗ್ರಹ ಮಾಡಿದ್ರೆ ಒಳ್ಳೇದಂತ. ಅದಕ್ಕೆ ಅವರು ಕೈಲಿಯ ಕರೆದ ನೊರೆಹಾಲನ್ನ ಅದ್ರ ಸಂಗ್ರಹ ಮಾಡಿ ಶಿವರಾಮ್ ಕಾರಂತಿ ತೋರಿಸಿದಾಗ ಅವ್ರು ಎಷ್ಟು ಖುಷಿ ಪಟ್ರ, ಅಭಿನಂದನೆ ಕೊಟ್ರ ಅಂತ ಹೇಳಿದ್ರೆ, ಇದನ್ನ ನಾನೇ ನನಗೆ ಮಾಡ್ಬೇಕಂತ ತುಂಬಾ ಆಸೆ ಇತ್ತು, ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ ನಂದು ಬೇರೆ ಬೇರೆ ಚಟುವಟಿಕೆಯಿಂದ, ನೀ ಇದನ್ನೆಲ್ಲ ಮಾಡಿದೆಯಲ್ಲ ಮರಿ, ಇದು ಬಹಳ ಅಮೂಲ್ಯ ಸಾಹಿತ್ಯ ಇದು ಅಂತ ಹೇಳಿದ್ರಂತೆ. ಅದಕ್ಕೆ ನಾನು ಇದನ್ನು ಉದಾಹರಣೆ ಕೊಟ್ಟಿದ್ದೆ ಯಾಕಂತ ಹೇಳಿದ್ರೆ, ನಮ್ಮ ಕುಂದಾಪುರ ಕನ್ನಡದ ಬಗ್ಗೆ ಈಗ ತುಂಬಾ ರೀತಿಯಲ್ಲಿ ಉತ್ಸವಗಳು ಅಥವಾ ಆಟ ಪಾಠಗಳು ಅಥವಾ ಕಾರ್ಯಕ್ರಮಗಳು ನಡೀತಾ ಇದೆ. ಇದಕ್ಕೆ ಮೂಲ ಬೇರು ಹಾಕಿಕೊಟ್ಟವರು ನಮ್ಮ ಹಿರಿಯರೇ, ತುಂಬಾ ಮಂದಿ ಈಗ ಗುಣಮಿ ಚಂದ್ರ ಸಾಹಿತ್ಯ ಐತಾಳರಾಗಿ ತುಂಬಾ ಮಂದಿ ಮಾಡಿದ್ದಾರೆ. ಅವರಿಂದ ಕನ್ನಡ ಸಾಹಿತ್ಯ ಪರಿಷತ್ನವರು ಅದೇ ಮದ್ದುಂಟೆ ಜನನ ಮರಣಕ್ಕೆ, ಆಮೇಲೆ 2010 ಕನ್ನಡ ಸಾಹಿತ್ಯ ಸಮ್ಮೇಳನ ಉಡುಪಿ ಜಿಲ್ಲಾ ಮಟ್ಟದ ನಡೆದಾಗ ಅದನ್ನ ಅವರು ಅದರ ಸಂಕ್ಷಿಪ್ತ ರೂಪ ಕಡೆ ಪ್ರಕಟ ಮಾಡಿದ್ರು. ಯಾಕಂದ್ರೆ ಬೇರೆ ಎಲ್ಲೂ ಸಿಗುದಿಲ್ಲ ಇದು. ಇದನ್ನ ನಿಜವಾಗ್ಲೂ ಎಲ್ಲ ನಮ್ಮ ಕುಂದಾಪುರ ಕನ್ನಡಿಗರ ಮನೆ ಮನೆಯಲ್ಲಿ ಇರಬೇಕಾದ ಪುಸ್ತಕ ಇದು. ಯಾಕಂದ್ರೆ ನಮ್ಮಲ್ಲಿ ಮತ್ತೆ ಜಾನಪದದ ಪದ್ಯಗಳು ಸಿಗ್ತೇವೆ ಅಂತ ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ಅವರು ನಮ್ಮ ತುಳಸಿ ಪೂಜೆ ಪದ್ಯ ಪದ ಇದೆ, ಅದರ ತುಳಸಿ ಪೂಜೆಯ ಬಗ್ಗೆ ಬರೆದಿದ್ದಾರೆ. ಮತ್ತು ಇದರದ್ದು ಎಲ್ಲ ಗೋವಿಂದನ ಸಂಧಿ, ವಾಲಗದ ಸಂಧಿ, ಆಮೇಲೆ ಮನೆ ಯಜಮಾನನ ಹೊಗಳಿಕೆ, ಇದೆಲ್ಲ ಹುಂದ್ರಾಯಿನ ವಾಲಗದ್ದು ಏನೇನಿದೆ ಅದೆಲ್ಲ 8 ಸಂಧಿಗಳನ್ನ ಅವರು ಬರೆದಿದ್ದಾರೆ. ಇದು ಮಾತ್ರ ಅಲ್ಲ, ಕೃಷಿಕರು ತುಂಬಾ ಮಂದಿ ಪದ್ಯಗಳನ್ನ ಹೇಳ್ಕೊಂಡು ಇರ್ತಾರೆ ನಮ್ಮ ಇದರಲ್ಲಿ, ಯಾವುದು ಕೃಷಿ ಮಾಡುವಾಗ ಉಳುವಾಗಲು ಮತ್ತೊಂದಾಗಲು ಅದಕ್ಕೆಲ್ಲ ಅದರಲ್ಲಿ ಯಾವ ಪದ್ಯ ಅವರು ಹೇಳ್ತಿದ್ರು ಅಂತ ಹೇಳೋದ್ ಬಗ್ಗೆ ಅದನ್ನ ಇವರು ಸಂಗ್ರಹ ಮಾಡಿದ್ದಾರೆ. ಅದು ಬಹಳ ಚಂದಾದ ಇದು ಯಾವುದು ಹಾಡುಗಳು, ಅಂತ ಹಾಡುಗಳನ್ನ ಸಂಗ್ರಹ ಮಾಡಿದ್ರಿಂದ ಇವತ್ತು ನಮ್ಮಲ್ಲಿ ಇದು ಕುಂದಾಪುರ ಕನ್ನಡ ಉಳಿಲಿಕ್ಕೆ ಸಾಧ್ಯ. ಅದು ನಾನು ನಮ್ಮ ಅನಿಸಿಕೆ ಅಂತ ಹೇಳಿದ್ರೆ ಕುಂದಾಪುರ ಕನ್ನಡ ತುಂಬಾ ಕಾರ್ಯಕ್ರಮ ಮಾಡ್ತಾರೆ. ಈಗ ನಮ್ಮ ಕುಂದಾಪುರ ಕನ್ನಡದ ಅಧ್ಯಯನ ಕೇಂದ್ರ ಮಂಗಳೂರಲ್ಲಿ ಆಗಿದೆ. ಆದರೆ ಮುಖ್ಯವಾಗಿ ಆಗ್ಬೇಕಂತ ಹೇಳಿದ್ರೆ ಇಂತಹ ಸಂಗ್ರಹ ಏನಿದೆ ಹಿಂದೆ ನಮ್ಮಲ್ಲಿ ಆಗಿದ್ದನ್ನ ಅದನ್ನ ಕಾಪಾಡಿಕೊಂಡು ಇಟ್ಕೊಳ್ಳೋದು, ಮತ್ತೆ ಅದು ಎಲ್ಲ ಮನೆ ಮನೆಯಲ್ಲಿ ಹೋಗುವಾಗ ಮಾಡುವಂಥದ್ದು. ಈಗ ಧೀಮಸಾಲ್ ಪದ್ಯ ನಮ್ಮಲ್ಲಿ ಒಬ್ಬೊಬ್ಬರು ಬಂದಾಗ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಆದ್ರೆ ಇವರು ಧೀಮಸಾಲ್ ಪದ್ಯದಲ್ಲಿ ಅದನ್ನು ಹೇಗೆ ಹೇಳೋದು ಮತ್ತೆ ಅದರ ಅರ್ಥ ಏನು ಅದನ್ನ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೊಂದು ಹೂಡುವ ಪದ ಅಂತ, ನಮ್ಮ ಕೃಷಿಕರು ಹುಡ್ತಾ ಇರುವಾಗ ಏನು ಪದ ಹಾಡ್ತಿದ್ರು ಅಂತ ಕೊಟ್ಟಿದ್ದಾರೆ. ಅಲ್ಲಲ್ಲ ಹೌದು, ಅಂದ್ರೆ ಹುಡ್ತಾ ಇರುವಾಗ ಅವರು ಹೇಗೆ ಅದನ್ನ ಪದ್ಯ ಹಾಡ್ತಾ ಇದ್ರ ಅಂತ. ಇದ್ರಲ್ಲ ಇದು ಹೋರಿ ಕಣ್ಣ ಹೋಳಿ ಮೇಲೆ, ಹೋರಿ ಹೊಡೊನ್ ಕಣ್ಣ ಹಾದಿ ಮೇಲೆ ಅಂತ ಒಂದು ಪದ್ಯ ಇದೆ. ಅದು ನಿಜವಾಗ್ಲೂ ಅದನ್ನ ವಿವರಿಸಿದ್ರೆ, ಈಗ ಹೋರಿ ಕಣ್ಣ ಹೋಳಿ ಮೇಲೆ ಅಂದ್ರೆ ಹೋಳಿ ಅಂದ್ರೆ ಯಾರಿಗೆ ಗೊತ್ತಿಲ್ಲ, ಅದು ನಿಮ್ಮ ಕೃಷಿಕರ ಗದ್ದೆಯ ಸಾಲಿಗೆ ಹೋಳಿ ಅಂತ ಹೇಳುದು. ನಾವು ಹೋಳಿ ಅಂತ ಹೇಳಿದ್ರೆ ಅದು ಹೋಳಿ ಹಬ್ಬದ್ದು ಹೇಳ್ತಾರೆ. ಇದು ಈ ಪದ್ಯ ಎಷ್ಟು ಒಂದು ವಿಶೇಷವಾದ ಪದ್ಯ ಅಂತ ಹೇಳಿದ್ರೆ, ಇಂಥ ಪದ್ಯಗಳು ಸಂಗ್ರಹ ಮಾಡಿ ಮಕ್ಕಳ ಹತ್ರ ಅದನ್ನು ಸಂಗ್ರಹ ಮಾಡ್ಲಿಕ್ಕೆ ಹೇಳ್ಬೇಕು, ಹಾಡ್ಲಿಕ್ಕೆ ಹೇಳ್ಬೇಕು. ಈಗ ದೋಣಿ ಒತ್ತುವ ಹಾಡು ಅಂತ ಕೊಟ್ಟಿದ್ದಾರೆ, ಓಂ ತತ್ತಯ್ಯ ಕಡಿಗೆ ಮುತ್ತಯ್ಯ ಅಂತ ಅವ್ರೊಂದು ಪದ್ಯ ಹೇಳ್ತಾರೆ. ಆ ಪದ್ಯ ಸಹ ಒಂದು ದೋಣಿ ಒತ್ತುವಾಗ ನಮ್ಮ ಹಿರಿಯರು ನಮ್ಮ ಯಾವ ರೀತಿಯಲ್ಲಿ ಒಂದು ಅದನ್ನು ಪದ್ಯ ಹಾಡ್ತಿದ್ರು ಅಂತ. ಮತ್ತೆ ಅವರ ಪುಸ್ತಕದಲ್ಲಿ ಎಷ್ಟು ರೀತಿಯ ಕಥೆಗಳಿದೆ ಅಂತ ಹೇಳಿದ್ರೆ, ತುಂಬಾ ಜನಪದ ಕಥೆಗಳು, ಕುಂದಾಪುರ ಕನ್ನಡ ಜನಪದ ಕಥೆಗಳಿವೆ. ಅದೆಲ್ಲ ಓದಿದಾಗ ನಾವೀಗ ಮಾಡ್ತಿರೋ ಏನು ಅಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ನಾವು ಕುಂದಾಪುರ ಕನ್ನಡದ ಒಂದು ಅಕಾಡೆಮಿ ಆಗಬೇಕು ಅಂತೇಳಿ ಒಂದು ತುಂಬಾ ವರ್ಷದಿಂದ, ಅದು ಎ ವಿ ನಾವುಡ್ರು, ಆಮೇಲೆ ಅದನ್ನಂತರ ಕನ್ನಡ ವಾಜರಾಜ ಭಟ್ರು, ಚಂದ್ರಶೇಖರ ಹೊಳ್ಳರು ತುಂಬಾ ಮಂದಿ ಅದರ ಬಗ್ಗೆ ಮಾಡಿದ್ದಾರೆ. ಇದಾಗಬೇಕು ಅಂತ ಉದ್ದೇಶ ಏನಂತ ಹೇಳಿದ್ರೆ, ಇಂಥದೇ ಹಾಡುಗಳು ನಮ್ಮ ಹಳ್ಳಿಗಳಲ್ಲಿ ತುಂಬಾ ಇದ್ದಾವೆ. ನೀವೀಗ ನಮ್ಮಲ್ಲಿ ಚೇತನ್ನ ಇಲ್ಲಾಡಿ ಅಂತ ಇದ್ದಾರಲ್ಲ, ಅವರು ಇದರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡುವಂಥದ್ದು ಮತ್ತೆ ಕೆಲವು ರೂಪಗಳನ್ನು ಮಾಡುವಂಥದ್ದು ಮಾಡ್ತಾರೆ. ಅವ್ರು ಹೇಳ್ತಾರೆ ಹಳ್ಳಿ ಹಳ್ಳಿಗೆ ಹೋದ್ರೆ ತುಂಬಾ ಹಳ್ಳಿಗರಿಗೆಲ್ಲ ಅವರಿಗೆ ಬರೀಲಿಕ್ಕೆ ಬರುವುದಿಲ್ಲ, ಹೇಳಲಿಕ್ಕೆ ಬರ್ತದೆ. ಕೆಲವು ಪದ್ಯ ಅವ್ರಿಗೆ ಹೇಳಬಾರ್ದಂತ ಇದು ಒಂದು ಕಟ್ಟುಪಾಡು ಹಾಕಿದ್ದಾರೆ, ಅದನ್ನ ನಮಗೆ ಹೇಳಲಿಕ್ಕೆ ಆಗುದಿಲ್ಲ ಅಂತ. ಆದ್ರೆ ಅಲ್ಲಿ ಹೋದಾಗ ಅವರಿಗೆ ಹೇಳಿದ್ದನ್ನ ನಾವು ಸಂಗ್ರಹ ಮಾಡದಿದ್ರೆ ಅದು ಹೋಗಿಬಿಡ್ತದಲ್ಲ ಅಂತ. ಅಂಥದ್ದು ಸಾವಿರಾರು ಪದ್ಯಗಳು ಈಗಾಗಲೇ ಹೋಗಿಬಿಟ್ಟಿದ್ದಾವೆ. ಅದು ಹೋಗಿದ್ದಾಗ ಮಾಡಬೇಕಿದ್ರೆ ಈ ಗುಣಮಿ ಚಂದ್ರಶೇಖರ್ ರೈತಾಳರು ಮಾಡಿದ ಹಾಗೆ, ಮತ್ತೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದವರು ಮೈಸೂರು ವಿಶ್ವವಿದ್ಯಾಲಯದವರು ಮಾಡಿದ ಹಾಗೆ ಇದನ್ನ ಸಂಗ್ರಹ ಮಾಡಿ ಇದನ್ನ ಮೂಲಕ ಯಾವುದು ನಂತರದ ಪೀಳಿಗೆ ಯಾವ್ದಿದೆ ಅವರಿಗೆ ಹೋಗುವಾಗ ಮಾಡಬೇಕಾಗ್ತದೆ. ಮತ್ತೆ ನಮ್ಮಲ್ಲಿಗ ಕುಂದಾಪುರ ಕನ್ನಡದ ಇದು ಯಾವುದು ನಿಘಂಟುಗಳನ್ನ ಮಾಡಿ ತುಂಬಾ ನಮ್ಮಂದಿ ಮಾಡಿದರೆ ಖುಷಿ ಆಗ್ತದೆ. ನಮ್ಮ ವಿಶ್ವಂಬರ ರೈತಾಳರು ಅದಕ್ಕಿಂತ ಮುಂಚೆ ವಿಶ್ವಂಬರ ಉಪಾಧ್ಯಾಯರು ನಮ್ಮ ಕುಂಬಾಶಿಯವರು, ಆಮೇಲೆ ನಿಮ್ಮ ಕೋಟದಲ್ಲಿ ತುಂಬಾ ಮಂದಿ ಅದ್ರ ಬಗ್ಗೆ ಪ್ರಯತ್ನ ಮಾಡಿದ್ದಾರೆ ಹಿಂದೆ ಅಂತ. ಯಾರ್ಯಾರು ಮಾಡಿದಾರೆ ನಂಗೆ ಹೆಸರು ಗೊತ್ತಿಲ್ಲ, ಆದ್ರೆ ಕುಂಬಾಶಿ ನಮ್ಮ ವಿಶ್ವಂಬರ ಉಪಾಧ್ಯಾಯರು ಎನ್ ಆರ್ ಆಚಾರ್ಯ ಅವರದ್ದು ಪ್ರಕಾಶನದ ಮೂಲಕ ಪುಸ್ತಕ ಪ್ರಕಟಣೆ ಮಾಡಿದ್ರು. ಅದು ನಮ್ಗೆ ಆಗ ಅನ್ಸುತ್ತೆ ಏನಂತ ಹೇಳಿದ್ರೆ ಅವರೇ ಪ್ರಥಮ ಮಾಡಿದ್ದು ಅಂತ. ಕಡೆಗೆ ಇತ್ತೀಚೆಗೆ ನಮ್ಮ ಪಂಜು ಗಂಗೊಳ್ಳಿ ಅವ್ರದ್ದು ಒಂದು ನಿಘಂಟು ಅಂತ ಅವರೊಂದು ಸಂಪಾದಕದಲ್ಲಿ, ಆಗ ನಮ್ಗೆ ಅದು ತುಂಬಾ ಒಂದು ಉತ್ತಮವಾದ ಸಂಗ್ರಹದ ಒಂದು ಪುಸ್ತಕ ಅಂತ ಅನಿಸ್ತು. ಆದ್ರೆ ನಮ್ಮ ಗುಣಮಿ ಚಂದ್ರಶೇಖರ್ ರೈತಾಳರು ನೀವು ಪುಸ್ತಕ ನೋಡಿದ್ರೆ ಆ ಪುಸ್ತಕದಲ್ಲಿ ಅವರು ಶಬ್ದ ಮತ್ತು ಶಬ್ದಾರ್ಥ ಮತ್ತು ಅದನ್ನ ಆಡು ಭಾಷೆಯಲ್ಲಿ ಹೇಗೆ ಹೇಳ್ತಾರೆ, ಕುಂದಾಪುರ ಕನ್ನಡ ಭಾಷೆ ಹೇಗೆ ಹೇಳ್ತಾರೆ ಅಂತೇಳಿ ಅತ್ಯುತ್ತಮವಾಗಿ ಅದ್ರ ಮುಂಚೆ ಸಂಗ್ರಹವನ್ನು ಮುಂಚೆ ಮಾಡಿದ್ದಾರೆ. ಅವರ ಇದು ನಿಮ್ಮ ಇದೇ ಉಂಟಲ್ಲ ಮದ್ದುಂಟೆ ಜನನ ಮರಣಕ್ಕೆ, ಅದ್ರ ಪುಸ್ತಕದಲ್ಲಿ ನೀವು ನೋಡಿದ್ರೆ, ಆ ಗ್ರಂಥದಲ್ಲಿ ನೋಡಿದ್ರೆ ಅವರು ಪ್ರತಿಯೊಂದು ಶಬ್ದಕ್ಕೆ ಒಂದೊಂದು ಅರ್ಥ ಕೊಟ್ಟಿದ್ದಾರೆ. ಕುಂದಾಪುರ ಕನ್ನಡದಲ್ಲಿ ಕೂಕಣಿ ಅಂತ ಹೇಳಿದ್ರೆ ಅವ್ರಿಗೆ ಯಾವ ಹೇಗೆ ಹೇಳ್ತಾರೆ ಕುಳಿತುಕೊಳ್ಳಿ ಅಂತ ಹೇಳಿ ಕೂಕಣಿ ಅಂತ ಹೇಳಿ, ಅದಕ್ಕೆ ಹೇಗೆಲ್ಲ ವ್ಯಾಕರಣ ಬರ್ತದೆ ಅದ್ರ ಬಗ್ಗೆ ತುಂಬಾ ಇಂಗ್ಲಿಷು ಕನ್ನಡ ಎಲ್ಲ ಇದನ್ ಮಾಡಿ ಹೇಳಿದ್ದಾರೆ. ಅಂತ ಒಂದು ಸಂಗ್ರಹ ನಮ್ಮವರು ಹಿಂದೆಯೂ ಮಾಡಿದ್ದಾರೆ. ಹಾಗಾಗಿ ಅವರ ಒಂದು ಪ್ರಭಾವ, ಈಗ ನಮ್ಮ ಗುರುಗಳು ಅದ್ರ ಬಗ್ಗೆ ಕೆಲಸ ಮಾಡುವಾಗ ನಮ್ಗೆ ಅದ್ರ ಬಗ್ಗೆ ಹೇಳ್ತಿದ್ರು, ಹಾಗೆ ತುಂಬಾ ಮಂದಿ ಅದ್ರ ಬಗ್ಗೆ ಕೆಲಸ ಮಾಡ್ತಿದ್ರು. ನಮ್ಮ ಬಸವರಪ್ಪಣ್ಣಗಡಿಯವರು ಕುಂದಾಪುರ ಕನ್ನಡದ ಬಗ್ಗೆ ತುಂಬಾ ಆಸಕ್ತಿ ವಹಿಸಿದವರು ಸಾಹಿತ್ಯ ಇದರಲ್ಲಿ, ಮತ್ತೆ ಪ್ರತಿ ಸಾಹಿತ್ಯ ಸಮ್ಮೇಳನದಲ್ಲಿ ಕುಂದಾಪುರ ಕನ್ನಡದ ಒಂದು ಪ್ರಸಂಗ ಏನಾದರೂ ಒಂದು ಗೋಷ್ಠಿ ಏನಾದರೂ ಇರಬೇಕು ಅಂತ ಹೇಳಿದ್ರಿಂದ ಅದೀಗ ಪ್ರತಿ ಸಾರಿ ಬರ್ತಾ ಇದೆ. ಕುಂದಾಪುರ ಕನ್ನಡದ ಬಗ್ಗೆ ನಿರಂತರವಾಗಿ 4-5 ದಶಕಗಳಿಂದ ಕೆಲಸ ಆಗ್ತಾ ಇರೋದ್ರಿಂದ, ಆ ಕೆಲಸ ಮಾಡೋರೊಟ್ಟಿಗೆ ನಾವಿದ್ದರಿಂದ ಆ ಕೆಲಸ ಮುಂದುವರಿತಾ ಬರ್ತಿದ್ದೀವಿ, ವಿನಃ ನಾವೇ ಏನೋ ಮಾಡ್ತಾ ಇತ್ತು ಅಂತೇಳಿ ದೊಡ್ಡ ಕೊಡುಗೆ ಅಂತ ನಾ ಹೇಳ್ತಾ ಇಲ್ಲ.
1: ಅದ್ ನಿಮ್ ದೊಡ್ಡ ಮಾತು ಸರ್. ಆದ್ರೆ ನೀವು ಕುಂದಾಪ್ರಭಾ ಸಂಸ್ಥೆಯಿಂದ ಈ ಕುಂದಾಪುರ ಕನ್ನಡನ ಮಕ್ಕಳಲ್ಲಿ ಅಭಿರುಚಿ ಮತ್ತೊಂಚೂರು ಪ್ರೀತಿ ನಮ್ಗೊಂಚೂರು ಅನ್ಸ್ಕಲ್ಲ. ಈಗ ನೀವು ಹೇಳ್ದಂಗೆ ನಿಮ್ಮ ಅಧ್ಯಾಪಕರಿಂದ ನಾವು ಪ್ರಾಧ್ಯಾಪಕರಿಂದ ಅವ್ರು ಮಾಡ್ತಿದ್ ಕೆಲಸನೆಲ್ಲ ನೀವು ಹತ್ತಿರದಿಂದ ಕಂಡರ, ದರ್ಶನದಿಂದ ಓದ್ದರ. ಈಗ ನಾವೆಲ್ಲ ಓದ್ಕೊಂಡಿದ್ದೆ ದರ್ಶನ ಓದ್ದಾಗ್ಲೇ, ಓ ಎಷ್ಟು ಕುಂದಾಪುರ ಕನ್ನಡ ಎಷ್ಟು ಲೈಕ್ ಬರೀತಾರಲ್ಲ ಎಷ್ಟು ಗಮ್ಮತ್ ಅಂದ್ರೆ ನಮ್ ಭಾಷೆನ ನಾವೇ ಓದ್ಬತ್ತೀಗ ಅಥವಾ ನಾವೇ ಕೇಂಬತ್ತೀಗ ಅಥವಾ ನಾವೇ ಕಾಂಬತ್ತೀಗ ಅದ್ರಂಗ ಖುಷಿಯೇ ಬೇರೆ. ಸೊ ಆ ಸ್ವಾದಗಳು ಇವತ್ತು ಕುಂದಾಪುರ ಕನ್ನಡಕ್ಕೆ ಅಂತಾರು ನಾನು ಕೊಡುಗೆ ಕೊಡ್ತೆ ಅಂತ ನೀವು ಎಂತ ಹೇಳ್ತಾರೆ ಪ್ರಜ್ಞಾಪೂರ್ವಕವಾಗಿ ಮಾಡದಲ್ದೆ ಇದ್ರು ನಿಮ್ಗೆ ಗೊತ್ತಿಲ್ಲದೇ ಅದು ಕೆಲಸ ಆತನೆ ಹೋಯ್ತದ. ಈ ಕುಂದಾಪ್ರಭಾ ಸಂಸ್ಥೆಯಿಂದ ಎಂತೆಲ್ಲ ಮಾಡಿದ್ರಿ ಸರ್ ಅದನ್ನೊಂಚು?
2: ನಾವು ಕುಂದಾಪ್ರಭಾ ಸಂಸ್ಥೆ ಪತ್ರಿಕಾ ಪ್ರಕಟಣೆ ಮಾತ್ರ ಮಾಡಿದ್ದಲ್ಲ, ಸಾಹಿತ್ಯಕ ವಿಚಾರದಲ್ಲಿ ಮತ್ತು ಕುಂದಾಪುರ ಕನ್ನಡದ ಭಾಷೆ ಅಭಿವೃದ್ಧಿ ಮಾಡೋದ್ರಲ್ಲಿ ನಾವು ಒಂದು ರೀತಿಯಲ್ಲಿ ಆಸಕ್ತಿ ವಹಿಸಿದ ಕಾರಣ ಅಂತ ಹೇಳಿದ್ರೆ, ನಮ್ಮೊಟ್ಟಿಗಿದ್ದ ಸಾಹಿತಿಗಳು ಯಾರಿದ್ದಾರೆ, ಈಗ ಹಳ್ಳಿ ಶ್ರೀನಿವಾಸ ಭಟ್ರ ಅಂತ ಹೇಳು, ಹಳ್ಳಿ ಭಟ್ರ ಅಂತ ಕರೀತಾರೆ, ಅವರು ಅಂಚೆಯಲ್ಲಿ ಅಧಿಕಾರಿ ಆಗಿದ್ದವರು. ಅವರು ಅಂಚೆ ಅಧಿಕಾರಿ ಆಗಿದ್ದಾಗಲೇ ಕುಂದಾಪುರ ಕನ್ನಡದಲ್ಲಿ ಬೇರೆ ಬೇರೆ ಸಾಹಿತ್ಯವನ್ನು ಬರೀತಿದ್ದರು, ಅಷ್ಟು ಚೆನ್ನಾಗಿ ಬರೀತಾರೆ. ಹಳ್ಳಿ ಭಟ್ರಾಗಿ ಒಂದು ಸಂಕಲನ ಯಾವುದೋ ಒಂದು ಅಂಕಣ ಅಂತ ಕುಂದಾಪುರ ಕನ್ನಡದಲ್ಲಿ ಬರೆಯೋರು ನನಗೆ ಗೊತ್ತು, ಇಷ್ಟುವರೆಗೆ ಯಾರು ಗೊತ್ತಿಲ್ಲ, ಯಾಕಂದ್ರೆ ಅಷ್ಟು ಚೆಂದ ಕುಂದಾಪುರ ಕನ್ನಡದಲ್ಲಿ ಅಂಕಣವನ್ನು ಬರೀತಾರೆ. ಕುಂದಾಪುರ ಕನ್ನಡದಲ್ಲಿ ಒಳ್ಳೆ ಪದ್ಯಗಳನ್ನು ಬರೆದಿದ್ದಾರೆ. ಶಂಕರನಾಳ ಸಾಹಿತ್ಯ ಸಮ್ಮೇಳನ ಇರಬಹುದು, ಅಲ್ಲಿ ಕುಂದಾಪುರ ಕನ್ನಡದಲ್ಲಿ ಒಂದು ಕವನ ಅವರು ಓದಿದ್ರು, ಅಷ್ಟು ಚೆನ್ನಾಗಿ ಓದಿದ್ರು ಅವರು. ಮತ್ತೆ ಅಂದ್ರೆ ಕುಂದಾಪುರ ಕನ್ನಡದಲ್ಲಿ ಅದು ಪ್ರಕಟ ಮಾಡಿದ್ರೆ ಜನ ಓದ್ತಾರೆ, ಮತ್ತೆ ಅದು ಉಳಿಸ್ಬೇಕನ್ನೋ ದೃಷ್ಟಿಯಿಂದ ಹಳ್ಳಿ ಭಟ್ರಂತಹ ಯಾರ್ಯಾರು ಕುಂದಾಪುರ ಕನ್ನಡ ಬರೆಯೋರ ಬಗ್ಗೆ ಅಂಕಣ ಬರಲಿಕ್ಕೆ ನಮ್ಮಲ್ಲಿ ಅವಕಾಶ ಕೊಟ್ಟರು. ಮತ್ತೆ ಕನ್ನರಾಜ್ ವಾದರಾಜ್ ಭಟ್ರು ಕುಂದಾಪುರ ಕನ್ನಡದ ಬಗ್ಗೆ ತುಂಬಾ ಕೆಲಸ ಮಾಡಿದವರು. ಅವರು ನಮ್ಮ ಈ ನಮ್ಮ ಪಠ್ಯ ಕನ್ನಡದಲ್ಲಿ ನಾವೀಗ ಆಡುವ ಕನ್ನಡದಲ್ಲಿ ಹೇಗೆ ಒಂದು ಕತೆ ಇದೆ ಅದನ್ನ ನಮ್ಮ ಕುಂದಾಪುರ ಕನ್ನಡದಲ್ಲಿ ಹೇಗೆ ಓದ್ಲಿಕ್ಕೆ ಆಗ್ತದೆ ಅನ್ನೋ ಬಗ್ಗೆ ಒಂದು ಪುಸ್ತಕ ಮಾಡಿದರು. ಆ ಪುಸ್ತಕದ ಮಾಡುವಾಗ ಅದಕ್ಕೆ ಬೇಕಾದ ನಾವು ಪ್ರೋತ್ಸಾಹವನ್ನು ಕೊಟ್ಟಿತ್ತು. ನಮ್ಮ ಈಗ ಮುಂಬೈಯಲ್ಲಿ ವೆಂಕಟೇಶ್ ಪೇ ಅಂತ ಇದ್ದಾರೆ, ಅವರು ಕುಂದಾಪುರದ ಕನ್ನಡದೇ ಒಂದು ಸಂಘವನ್ನು ಮಾಡಿದ್ದಾರೆ. ಅವ್ರು ಕುಂದಾಪುರ ಕನ್ನಡದ ಒಂದು ಕಥಾಸ್ಪರ್ಧೆ ನಿಮ್ಮಲ್ಲಿ ಇಡೀ ಮಾಡಿದ್ರೆ ನಾವು ಅದಕ್ಕೆ ಸೇರ್ತೇವೆ ನಿಮ್ಮೊಟ್ಟಿಗೆ ಹೇಳಿದಾಗ, ನಾವು ಕುಂದಾಪುರ ಕನ್ನಡದ ಕಥಾಸ್ಪರ್ಧೆಯನ್ನು ಮಾಡಿ ಉತ್ತಮ ಕಥೆಯನ್ನು ಅದರಲ್ಲಿ ಪ್ರಕಟ ಮಾಡ್ತಿತ್ತು. ಆಗ ತುಂಬಾ ಮಂದಿ ಕುಂದಾಪುರ ಕನ್ನಡದಲ್ಲಿ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು.
1: ಅಲ್ಲ ಅದು ಪ್ರತಿಕ್ರಿಯೆ ಒಳ್ಳೆಯದ, ಯಾಕಂದ್ರೆ ಕುಂದಾಪುರ ಕನ್ನಡದಲ್ಲಿ ಬರುವುದು ಕಷ್ಟ ಮಾತಾಡೋದು ಸುಲಭ ಈ ತರದೊಂದಿತ್ತಲ್ಲ, ಅಂದ್ರೆ ನಿಮ್ಗೆ ಒಳ್ಳೆ ಪ್ರತಿಕ್ರಿಯೆ ಬರ್ತಿದೆ?
2: ಇಲ್ಲ ತುಂಬಾ ಇದು ಬರ್ತಿತ್ತು, ಅದರಲ್ಲಿ ಕೆಲವು ತಪ್ಪುಗಳು ಎಲ್ಲ ಇರ್ತಿತ್ತು. ನಮ್ಮಲ್ಲಿ ಕೊತ್ವಾಲ್ರ ಅಂತ ಇದ್ರು ಪೋಸ್ಟ್ ಮಾಸ್ಟರ್, ಕೆ ಆರ್ ಕೊತ್ವಾಲ್ ಅಂತ, ಅವ್ರು ತುಂಬಾ ಕುಂದಾಪುರ ಕನ್ನಡದ ಬಗ್ಗೆ ಆಸಕ್ತಿ ಅವ್ರಿಗೆ. ಅವ್ರು ಹೇಳಿದ್ರು ನೀವು ಒಂದು ಕೆಲಸ ಮಾಡಿ ಶ್ರೇಣಿ ಅವರೇ, ಕುಂದಾಪುರ ಕನ್ನಡದ ಬಗ್ಗೆ ಶಬ್ದಗಳನ್ನು ಸಂಗ್ರಹ ಮಾಡಬೇಕು, ಆ ಶಬ್ದಗಳ ಸಂಗ್ರಹ ಮಾಡೋದಕ್ಕೆ ನೀವೊಂದು ಸ್ಪರ್ಧೆ ಮಾಡಿ ಅಂತ, ಅದ್ರ ಏನು ಪ್ರೈಸ್ ಇದ್ರು ನಾವು ಕೊಡ್ತೇನೆ ಅಂತ ಅವ್ರಿಗೆ. ಕೊತ್ವಾಲ್ರು ಹೇಳಿದ್ರಿಂದ ನಾವು ಕುಂದಾಪುರ ಕನ್ನಡದ ಒಂದು ಸ್ಪರ್ಧೆ ಮಾಡಿತ್ತು ವಿದ್ಯಾರ್ಥಿಗಳಿಗಾಗಿ. ಆ ವಿದ್ಯಾರ್ಥಿಗಳು ಎಷ್ಟು ಶಬ್ದಗಳನ್ನು ಒಟ್ಟು ಮಾಡಿದ್ರೆ ಅಂತ ಹೇಳಿದ್ರೆ 100-4000 ತನಕ ಶಬ್ದಗಳು. ಅದ್ರಲ್ಲಿ ಕೆಲವು ಬೇರೆ ಬೇರೆ ವಾಪಸ್ ಬಂದಿದೆ, ಆದ್ರೆ ಆ ವಿದ್ಯಾರ್ಥಿಗಳಲ್ಲಿ ಎಷ್ಟು ಆಸಕ್ತಿ ಇತ್ತ ನಮ್ಗೆ ಗೊತ್ತದು, ಎಷ್ಟು ಆಗಿದೆ ಅದು ತಿದ್ದಲಿಕ್ಕೆ ನಮ್ಗೆ ಕಷ್ಟ ಅಷ್ಟಾಗಿದೆ. ಅದರಲ್ಲಿ ನಮ್ಮ ಶಂಕರನಾರಾಯಣದ ಒಬ್ಬ ವಿದ್ಯಾರ್ಥಿ, ಆಮೇಲೆ ಬೈಂದೂರು ವಿದ್ಯಾರ್ಥಿ, ಮತ್ತು ಕುಂದಾಪುರದ ಒಂದು 3 ವಿದ್ಯಾರ್ಥಿಗಳು ಬಹಳ ಒಳ್ಳೆಯ ಬರೆದು ಅದರಲ್ಲಿ ಪ್ರಥಮ ಗಳಿಸಿದ್ರು. ಸಾಧಾರಣ ಒಂದು 65 ವಿದ್ಯಾರ್ಥಿಗಳದ್ರಲ್ಲಿ ಭಾಗವಹಿಸಿದ್ರು, ಅದ್ರಲ್ಲಿ 10 ಅಷ್ಟು ಚೆನ್ನಾಗಿತ್ತು. ನಾವು ಅದನ್ನ ಕಡೆ ಪುಸ್ತಕ ಪ್ರಕಟಣೆ ಮಾಡಬೇಕಾಗಿತ್ತು, ಕಡೆಗೆ ಅವರಿಗೆ ಸೌಖ್ಯಿಲ್ಲದೆ ಅವರು ಕಡೆಗೆ ನಮ್ಮನ್ನು ಬಿಟ್ಟೋದ್ರು. ಇಲ್ಲಾದ್ರೆ ಕೆ ಆರ್ ಕೊತ್ವಾಲ್ರಿಗೆ ಕುಂದಾಪುರ ಕನ್ನಡದ ಬಗ್ಗೆ ಅಷ್ಟು ಆಸಕ್ತಿ, ಅವರು ಆ ಪ್ರೇರಣೆ ಕೊಟ್ಟಿದ್ದು ನಾವು ಕುಂದಾಪುರ ಕನ್ನಡದಲ್ಲಿ ಕನ್ನಡ ಬಗ್ಗೆ ಏನಾದರೂ ಮಾಡುವ ಅಂತ. ಆ ರೀತಿ ನಮಗೆ ಆ ಕುಂದಾಪುರ ಕನ್ನಡದ ಬಗ್ಗೆ ಆಸಕ್ತಿ ಇದ್ದವರು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಈಗ ನಮ್ಮ ಉಪ್ಪುಂದ ಚಂದ್ರಶೇಖರ್ ಹೊಲ್ಡರ್ ಅಂತೇಳಿ ಅವ್ರು ನಮ್ಮ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದವರು ಕುಂದಾಪುರ ತಾಲೂಕು ಪ್ರಥಮ. ಅವರ ಪತ್ನಿ ರಮಲಕ್ಷ್ಮಿ ಹೊಳ್ಳ, ಅವರು ಸಹ ಅಷ್ಟೇ ಕುಂದಾಪುರ ಕನ್ನಡದ ಬಗ್ಗೆ ಒಂದು ಬರಿತಾ ಬರಿತಾ ಒಂದು ಕಾದಂಬರಿಯನ್ನೇ ಬರೆದ್ರು ಕಡೆಗೆ. ಅಂದರೆ ಹಾಗೆ ಒಂದು ಕುಂದಾಪುರ ಕನ್ನಡದ ಒಂದು ಅಭಿಮಾನ ಬೆಳೆಸಲಿಕ್ಕೆ ನಮಗೆ ಸಾಧ್ಯ ಆಯಿತು. ಮತ್ತು ನಾವು ಒಂದು ಕವಿಗೋಷ್ಠಿ ಮಾಡ್ತಾ ಇತ್ತು ನಮ್ಮ ಅಣ್ಣೆಯ ಕುಲಾಲ್, ಡಾಕ್ಟರ್ ಅಣ್ಣೆಯ ಕುಲಾಲ್ ಇದ್ದಾರಲ್ಲ ಅವ್ರು ನಮ್ಮ, ನಾವಾಗ ಕವಿಗೋಷ್ಠಿ ಎಲ್ಲ ಮಾಡ್ತಿರೋ, ಅವ್ರು ಹೇಳಿದ್ರು ನಮ್ಮ ತಂದೆ ಹೆಸರಲ್ಲಿ ನೀವು ಮಾಡಿದರೆ ನಾವು ಅದಕ್ಕೆ ನಾನು ನಿಮ್ಮೊಟ್ಟಿಗೆ ಸೇರಿಸ್ಕೊಳ್ತೇನೆ. ಆಗ ನಾವು ಕುಂದಾಪುರ ಕನ್ನಡದ ಒಂದು ಕವನಗಳನ್ನು ಬರೀಲಿಕ್ಕೆ, ಅದು ಯಾವುದ್ರಲ್ಲೂ ಬರೀಬಹುದು ಆದರೆ ಕುಂದಾಪುರ ಕನ್ನಡದಲ್ಲಿ ಬರೆದು ನಿಮಗೆ ಜಾಸ್ತಿ ಒಂದು ಪ್ರೋತ್ಸಾಹ. ಆಗ ತುಂಬ ಮಂದಿ ಮಕ್ಕಳು ಬರೆದಿದ್ದರು ಅದರಲ್ಲಿ, ವಿದ್ಯಾರ್ಥಿಗಳು ಮತ್ತು ಹೊರಗಿನವರು. ಅದರಲ್ಲೂ ಒಂದು ವಿಶೇಷ ಅಂತ ಹೇಳಿದರೆ ಆಕಾಶವಾಣಿ ಮಂಗಳೂರಿನವರು ಸ್ವತಃ ಕುಂದಾಪುರಕ್ಕೆ ಬಂದು ಅವರ ಒಂದು ಕವನಗಳನ್ನು ಯಾವುದು ಧ್ವನಿ ಮುದ್ರಣ ಮಾಡಿ ಆ ನಂತರ ಅದನ್ನು ಪ್ರಸಾರ ಮಾಡ್ತಿದ್ರು. ಪ್ರಸಾರ ಮಾಡೋದು ಮಾತ್ರ ಅಲ್ಲ, ಪ್ರತಿ ಒಬ್ಬೊಬ್ಬರಿಗೆ 600 ರೂಪಾಯಿ ಕೊಡ್ತಿದ್ರು.
1: ಹೌದು, ಸಂಭಾವನೆ
2: ಸಂಭಾವನೆ ಕೊಡ್ತಿದ್ರು, ಯಾರ್ಯಾರ್ದು ಪ್ರಕಟ ಆಗ್ತದೆ ಅವ್ರದ್ದು. ಆ ಮಕ್ಕಳಿಗೆಲ್ಲ ಅದು ತುಂಬಾ ಒಂದು ಖುಷಿ ಆಯ್ತು. ಅದು ಮತ್ತೆ ಹೆಚ್ಚು ಜನ ಕುಂದಾಪುರ ಕನ್ನಡದಲ್ಲಿ ಕವನಗಳನ್ನ ಮತ್ತೆ ಕಥೆಗಳನ್ನ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾವು ಪ್ರತಿ ವರ್ಷ ಕುಂದಾಪುರದ ಕನ್ನಡದಲ್ಲಿ ವಾರ್ಷಿಕೊಂದು ನಾವು ನಮ್ಮ ವಾರ್ಷಿಕ ಸಂಚಿಕೆ ಅಂತ ಮಾಡ್ತೇವೆ. ಕುಂದಾಪುರ ಕನ್ನಡದಲ್ಲಿ ಕತೆ ಬರೆದ್ರೆ ಒಳ್ಳೆ ಕಥೆಗಳೇ ನಾವು ಪ್ರಕಟ ಮಾಡುವಂಥದ್ದು, ಅದು ಪ್ರಕಟ ಆಗ್ತಿತ್ತು. ಅದು ತುಂಬ ಖುಷಿಯಾಯಿತು. ಆಮೇಲೆ ನಮ್ಮ ಡಾಕ್ಟರ್ ರಂಜಿತ್ ಕುಮಾರ್ ಶೆಟ್ಟರು ಕತೆ ಬರೀಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವರು ಕುಂದಾಪುರ ಕನ್ನಡದ ಪಾತ್ರಗಳಿಗೆ ಒಂದು ಒಂದು ವಿಶೇಷ ಒಂದು ಇದು ಕೊಟ್ಟರು, ಯಾವುದು
1: ಗೌರವ ಜಾಸ್ತಿ
2: ವರ್ಚಸ್ಸೇ ಜಾಸ್ತಿ. ಅವರ ಕತೆಗಳಲ್ಲಿ ಆ ಕುಂದಾಪುರ ಕನ್ನಡದ ಪಾತ್ರ ಯಾವ ರೀತಿಯಲ್ಲಿ ಒಂದು ಆಕರ್ಷಣೆ ಇರ್ತಿತ್ತು ಅಂತ ಹೇಳಿದ್ರೆ ಭಾಷೆ ಆಗಲಿ ಆ ಕಥೆಯ ಒಂದು ಓಟ ಆಗಲಿ ಅಥವಾ ಕಥೆಯಲ್ಲಿರುವ ವಸ್ತು ಆಗಲಿ ಅಷ್ಟು ಚೆನ್ನಾಗಿರ್ತಿತ್ತು. ಆ ಕುಂದಾಪುರ ಕನ್ನಡದ ಪಾತ್ರಗಳು ಅದರಲ್ಲಿ ತುಂಬ ಒಂದು ಆಕರ್ಷಣೆ ಆಗ್ತಿತ್ತು. ಅದು ಎಲ್ಲ ಕಥೆಗಳು ಡಾಕ್ಟರ್ ರಂಜಿತ್ ಕುಮಾರ್ ಶೆಟ್ಟರ್ ನಮ್ಮ ಕುಂದಪ್ರಭದಲ್ಲೇ ಪ್ರಕಟ ಆಗಿದ್ದು. ಹಾಗಾಗಿ ಯಾರಾದರೂ ಡಾಕ್ಟರ್ ರಂಜಿತ್ ಕುಮಾರ್ ಶೆಟ್ಟರ್ ಕತೆ ಬರೀಲಿ ಅಂತ ಹೇಳೋದು ಆ ರೀತಿ ಕುಂದಾಪುರ ಕನ್ನಡಕ್ಕೆ ನಾವು ಪ್ರೋತ್ಸಾಹ ಕೊಡ್ತಾ ಬಂದರು. ಆಮೇಲೆ ನಮ್ಮ ಎ ವಿ ನಾವುಡ್ರು ಮತ್ತೆ ಅವರ ಪತ್ನಿ ಮತ್ತೆ ಇಲ್ಲಿ ನಮ್ಮ ಕೆಲವರೆಲ್ಲ ಕುಂದಾಪುರ ಕನ್ನಡದ ಬಗ್ಗೆ ನಾವು ಕೆಲಸ ಮಾಡಿದ ಏನು ಸಾಲ, ಕುಂದಾಪುರ ಕನ್ನಡದಲ್ಲಿ ಅಧ್ಯಯನ ಮಾಡಬೇಕು, ವಿಶ್ವವಿದ್ಯಾಲಯದಿಂದ ನೆರವು ಪಡಿಬೇಕು, ಸರ್ಕಾರದಿಂದ ನೆರವು ಪಡಿಬೇಕು, ಅದಕ್ಕಾಗಿ ಏನಾದರೂ ಮಾಡಬೇಕಂತ ಹೇಳಿದಾಗ ನಾವು ಕುಂದಾಪುರದಲ್ಲಿ 3-4 ಕಾರ್ಯಕ್ರಮ ಮಾಡಿತ್ತು. ಅದರಲ್ಲಿ ಶಾಸಕರನ್ನ ಸಂಸದರನ್ನೆಲ್ಲ ಕರೆಸಿ ಕುಂದಾಪುರ ಕನ್ನಡದಲ್ಲಿ ಅದರ ಬಗ್ಗೆ ಅವ್ರ ಹತ್ರ ಮಾತಾಡಲಿಕ್ಕೆ ಹೇಳಿ ಅದು ಕಾರ್ಯಕ್ರಮ ಆಗಬೇಕಂತ ಮಾಡಿತು. ಅದು ಅದು ಸಹ ಹಂತ ಹಂತವಾಗಿ, ಅದು ಒಂದೇ ದಿವಸ ಅಲ್ಲ, ಈಗ ಸಲವು ವರ್ಷಗಳಿಂದ ಅದನ್ನು ಮಾಡ್ತಾ ಬಂದಿದೆ. ಆಮೇಲೆ ಕುಂದಾಪುರ ಕನ್ನಡದ ಬಗ್ಗೆ ಅಕಾಡೆಮಿ ಆಗಬೇಕಂತ ನಮ್ಮ ಅಪ್ಪಣ್ಣಗಡೇರ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಅದ್ರ ಬಗ್ಗೆ ಹೋರಾಟವನ್ನು ಮಾಡಿದ್ದೇವೆ. ಕುಂದಾಪುರ ಕನ್ನಡದ ಹೋರಾಟ ಮಾಡಿದ್ದೇವೆ. ಮುಖ್ಯವಾಗಿ ನಾವು ಈ ಒಂದು ಹೋರಾಟ ಒಟ್ಟಿಗೆ ಕುಂದಾಪುರ ಕನ್ನಡ ಉಳಿಬೇಕಿದ್ರೆ ಅದು ವಿದ್ಯಾರ್ಥಿಗಳಿಂದ ಅಥವಾ ಯುವಜನರಿಂದ ಸಾಧ್ಯ ಅಂತೇಳಿ ಕುಂದಾಪುರ ಕನ್ನಡದ ಬಗ್ಗೆ ಸ್ಪರ್ಧೆಯನ್ನ ನಿರಂತರ ಮಾಡ್ತಾ ಇತ್ತು, ನಾಟಕಗಳನ್ನು ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಡ್ತಿತ್ತು. ಅದರಿಂದ ಏನಾಯ್ತು ಅಂತ ಹೇಳಿದ್ರೆ ಕುಂದಾಪುರ ಕನ್ನಡಕ್ಕೆ ಎಂತ ಒಂದು ಗೌರವ ಬಂತಂತ ಹೇಳಿದ್ರೆ ಒಂದು 2-3 ಶಿಕ್ಷಕರು ಕುಂದಾಪುರ ಕನ್ನಡದ ಬಗ್ಗೆ ತುಂಬಾ ಕೆಲಸ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಸುರೇಂದ್ರ ಶೆಟ್ಟಿ ತೆಕ್ಕಟ್ಟೆ ಅಂತಿದ್ರು. ಆ ಸುರೇಂದ್ರ ಶೆಟ್ಟಿ ತೆಕ್ಕಟ್ಟೆ ಕುಂದಾಪುರ ಕನ್ನಡದ ಬಗ್ಗೆ ಒಂದು ನಾಟಕ ಬರೆಯೋದು, ಆಮೇಲೆ ನಾಟಕ ಆಡಿಸೋದು, ಆಮೇಲೆ ಅವ್ರ ಭಾಷಣದಲ್ಲಿ ಅದನ್ನು ಮಾತಾಡೋದು, ಅಷ್ಟು ಚಂದವಾಗಿ ಅವರು ಮಾಡಿದವರು. ಆಮೇಲೆ ನಮ್ಮಲ್ಲಿ ಇವರಿದ್ರು ಯಾರು, ಸುಮಿತ್ರಾ ಇತ್ತಾಳ್. ಸುಮಿತ್ರಾ ಇತ್ತಾಳ್ ಕುಂದಾಪುರ ಕನ್ನಡದ ಒಂದು ನಮ್ಗೊಂದು ಮಾದರಿ ಆದರ್ಶ ಅಂತ ಹೇಳ್ಬೋದು. ಅವರು ನಮ್ಮ ಕುಂದಪ್ರಭದಲ್ಲಿ ಅದರ ಬಗ್ಗೆ ಕತೆ ಬರೆದಿದ್ದಾರೆ, ಲೇಖನ ಬರೆದಿದ್ದಾರೆ, ಕವನ ಬರೆದಿದ್ದಾರೆ. ಅವರ ಕವನ ಸಂಕಲನ ನಾವು ಪ್ರಕಟ ಮಾಡಿದ್ದೇವೆ. ಅಂದ್ರೆ ಅವರು ಅಂತವ್ರ ಕುಂದಾಪುರ ಕನ್ನಡದ ಬಗ್ಗೆ ಸಾಹಿತ್ಯ ಬರೆಯೋರು ಇನ್ನಷ್ಟು ಜಾಸ್ತಿ ಆಗಬೇಕು ಮತ್ತು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಂತ ಉದ್ದೇಶದಿಂದ ಅವ್ರು ಕುಂದಾಪುರ ಕನ್ನಡದಲ್ಲಿ ಏನು ಕೊಟ್ಟರು ನಾವು ಅದನ್ನು ಪ್ರಕಟ ಮಾಡ್ತಿತ್ತು. ಹಾಗಾಗಿ ಅವ್ರು ಏನು ಮಾಡಿದಂದ್ರೆ ಕಡೆಗೆ ಒಳ್ಳೊಳ್ಳೆ ನಾಟಕ ಮಾಡಿ ಅದನ್ನು ಪ್ರದರ್ಶನ ಸಹ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ನಮಗೆ ಒಂದು ಬಹಳ ಖೇದ ಅಂತ ಹೇಳಿದರೆ ಅವರು ಕ್ಯಾನ್ಸರ್ ಆಗಿ ಹಾಸಿಗೆಯಲ್ಲಿದ್ದರು ನಮ್ಮ ಇದರಲ್ಲಿ ಮಂಗಳೂರಿನಲ್ಲಿ. ಆ ಸಂದರ್ಭದಲ್ಲಿ ಅವರು ನಾನು ಮತ್ತೆ ಮುಂದಿನ ತಿಂಗಳು ಉಳಿಯುವುದಿಲ್ಲ, ಈ ತಿಂಗಳಲ್ಲಿ ನೀವೊಂದು ಡೇಟ್ ಫಿಕ್ಸ್ ಮಾಡಿ ನನ್ನ ಕುಂದಾಪುರ ಕನ್ನಡ ನಾಟಕವನ್ನು ಕುಂದಾಪುರದಲ್ಲಿ ಪ್ರದರ್ಶನ ಮಾಡಲೇಬೇಕು, ಅದ್ರ ಬಗ್ಗೆ ಇನ್ವಿಟೇಷನ್ ರೆಡಿ ಮಾಡಿ ನಾನು ಒಂದು 10 ದಿವಸಕ್ಕಾದರೂ ಕುಂದಾಪುರಕ್ಕೆ ಬರ್ತೀನಿ ಅಂತ ಹೇಳಿದವರು. ಆದರೆ ಏನಾಯ್ತು ಅಂತ ಹೇಳಿದ್ರೆ ಎಲ್ಲ ನಾವು ತಯಾರಿ ಎಲ್ಲ ಮಾಡಿತ್ತು, ಅದು ಯಾವಾಗ ಆಗ ನಾಟಕ ಆಗಬೇಕು ಆ ಸಂದರ್ಭದಲ್ಲಿ ಅವರು ನಮ್ಮನ್ನು ಬಿಟ್ಟು ಹೋದರು. ಅವರು ಒಂದು ನಿಜವಾಗ್ಲೂ ಆಸ್ತಿ ಕುಂದಾಪುರ ಕನ್ನಡದ, ಹಾಗೆ ತೆಕ್ಕಟ್ಟೆ ಸುರೇಂದ್ರ ಶೆಟ್ಟರು ಒಬ್ಬ ಶಿಕ್ಷಕರಾಗ ಆಸ್ತಿಯು, ನಮ್ಮ ಸುಮಿತ್ರ ಐತಾಳು ಸಹ ಕುಂದಾಪುರ ಕನ್ನಡಕ್ಕೆ ಆಸ್ತಿ. ಅಂಥವರಿಂದ ಕುಂದಾಪುರ ಕನ್ನಡಕ್ಕೆ ನಮಗೆ ಕೊಡುಗೆ ಸಿಕ್ಕಿದ್ದು, ನಾವು ಪ್ರಕಟ ಮಾಡಿದ್ದಕ್ಕಿಂತ ಜಾಸ್ತಿ ಅಂಥವರಿಂದ ಸಿಕ್ಕಿದ್ದು. ಆಮೇಲೆ ನಾವು ಅಂಥವರಿಗೆ ಒಂದು ಪ್ರೋತ್ಸಾಹ ಸಿಗಬೇಕು ಅನ್ನೋ ದೃಷ್ಟಿಯಿಂದ ತುಂಬ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತು. ಅಂದ್ರೆ ಖುಷಿ ಅಂತ ಹೇಳಿದ್ರೆ ಕುಂದಾಪುರ ಕನ್ನಡದಲ್ಲಿ ತೆಕ್ಕಟ್ಟಿಯವರು, ಬೈಂದೂರಿನವರು, ಕೋಟದವರು, ಕುಂದಾಪುರದವರು ಎಲ್ಲ ನಾಟಕ ಮಾಡ್ಲಿಕ್ಕೆ ಶುರು ಮಾಡಿದರು. ಕುಂದಾಪುರ ಕನ್ನಡ ನಾಟಕ ಎಷ್ಟು ಜನಪ್ರಿಯ ಐತೆ ಅಂತ ಹೇಳಿದ್ರೆ, ಈ ವಿಶೇಷ ಕಾರ್ಯಕ್ರಮದಲ್ಲೆಲ್ಲ ಗಣೇಶೋತ್ಸವ, ದೀಪಾವಳಿ ಅಥವಾ ಬೇರೆ ಬೇರೆ ಕಡೆ ಆಗಲಿ ಕುಂದಾಪುರ ಕನ್ನಡದ ನಾಟಕವೇ. ಆ ಕುಂದಾಪುರ ಕನ್ನಡ ನಾಟಕ ತುಂಬಾ ಖ್ಯಾತಿ ಆದ ಮೇಲೆ ಕುಂದಾಪುರ ಕನ್ನಡದ ಸಿನಿಮಾ ಆಗ್ಲಿಕ್ಕೆ ಶುರು ಆಯ್ತು. ಕುಂದಾಪುರ ಕನ್ನಡದ ಸಿನಿಮಾ ನಮ್ಮಲ್ಲಿ, ಕುಂದಾಪುರ ಕನ್ನಡದಲ್ಲಿ ಸಿನಿಮಾ ಮಾಡಿದ್ರೆ ಅದು ಯಶಸ್ವಿ ಆಗ್ತದೆ ಎನ್ನುವ ಒಂದು ಭಾವನೆ ಇತ್ತು. ಆದರೆ ಕುಂದಾಪುರ ಕನ್ನಡದಲ್ಲಿ ಸಿನಿಮಾಗಳು ಇವತ್ತು ರಾಷ್ಟ್ರ ಪ್ರಶಸ್ತಿ ಗಳಿಸಿವೆ, ರಾಜ್ಯ ಪ್ರಶಸ್ತಿ ಗಳಿಸಿವೆ. ಆಮೇಲೆ ಬೇರೆ ಬೇರೆ ಕುಂದಾಪುರ ಕನ್ನಡದ ಹಾಡುಗಳು ಅಷ್ಟು ಜನಪ್ರಿಯ ಆಗಿವೆ. ಮತ್ತು ಕುಂದಾಪುರ ಕನ್ನಡ ಬೆಂಗಳೂರಿನಲ್ಲಿ ಈಗ ಒಂದು ಬಹಳ ಗೌರವ ಪಡೆದಂತ ಒಂದು ಪ್ರಕಾರ ಅಂತ ಹೇಳ್ಬೋದು.
1: ನೀವೆಲ್ಲ ಕುಂದಾಪುರ ಕನ್ನಡಕ್ಕೆ ಸೈಲೆಂಟ್ ಆಗಿ ಕೆಲಸ ಮಾಡ್ಕೊಂಡು ಬಂದವರು. ಆದ್ರೆ ಈಗ ನಾವೀಗ ಕುಂದಾಪುರ ಕನ್ನಡ ಹಬ್ಬ ಅಂದೇಳಿ ಮಾಡ್ತಿತ್ತು, ಅದನ್ನೇ ಒಂದ್ ದೊಡ್ಡ ಹಬ್ಬ ಆಗಿ ಸಂಭ್ರಮಿಸ್ತಾ ಇತ್ತು. ಸೊ ಈ ಬೆಳವಣಿಗೆಗಳು ನಮ್ಮ ಈ ಭಾಷೆಯನ್ನ ಬೆಳೆಸುವಲ್ಲಿ ಬೆಳೆಸುದಾರೆ, ಇನ್ನು ಎಲ್ರಿಗೂ ಅದ್ರ ಬಗ್ಗೆ ಗೌರವ ಬರ್ಕೆ, ಎಲ್ಲರೂ ನಾನು ಕುಂದಾಪುರ ಕನ್ನಡ ಕಲಿಕ ಬೇರೆಯವರಿಗೂ ಅನ್ಸ್ಕ ಹಾಂಗೆಲ್ಲಾರೆ ಆತ ಹೆಂಗೆ ನಿಮ್ಗೆ?
2: ಕುಂದಾಪುರ ಕನ್ನಡ, ವಿಶ್ವ ಕುಂದಾಪುರ ಕನ್ನಡ ಮಾಡಿದ್ದೊಂದು ಖುಷಿಯೇ. ಯಾಕಂತ ಹೇಳಿದ್ರೆ ಏನಾದ್ರೊಂದು ಕಾರಣ ಬೇಕು ನಮ್ಮಲ್ಲಿ ಕುಂದಾಪುರ ಕನ್ನಡ ಕಾರ್ಯಕ್ರಮ ಮಾಡಲಿಕ್ಕೆ, ಆ ಬಗ್ಗೆ ಜನರನ್ನು ಒಟ್ಟು ಮಾಡಲಿಕ್ಕೆ, ಆಮೇಲೆ ಅದರ ಬಗ್ಗೆ ಸಂಪನ್ಮೂಲ ಒಟ್ಟು ಮಾಡಲಿಕ್ಕೆ ಒಂದು ಕಾರಣ ಬೇಕು. ಅದರಷ್ಟೇ ಕೆಲವು ಹುಡುಗರು ಯುವಕರು ಸೇರಿ ಕುಂದಾಪುರ ಕನ್ನಡದ, ವಿಶ್ವ ಕುಂದಾಪುರ ಕನ್ನಡ ಒಂದು ಆಸಾಡಿ ಹಬ್ಬ ಅಂತ ಮಾಡಿದ್ದು ಒಳ್ಳೇದೇ. ಅದು ತುಂಬಾ ಒಂದು ನಮ್ಮಲ್ಲಿ ಕುಂದಾಪುರದಲ್ಲಿ ಮಾತ್ರ ಅಲ್ಲ, ಕುಂದಾಪುರದ ಎಲ್ಲೆಲ್ಲಿದ್ರು ಅವರಿಗೊಂದು ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ನೆವನೂ ಆಯಿತು, ಅದರೊಟ್ಟಿಗೊಂದು ಖುಷಿಯೂ ಆಯಿತು. ಹಾಗೆ ಕುಂದಾಪುರ ಕನ್ನಡದಲ್ಲಿ ಏನಾದರೂ ನಾನು ಮಾಡಕ್ಕಂತ ಹೇಳಿದ್ದ ಕಲಾವಿದರಿಗೂ ಕುಂದಾಪುರ ಕನ್ನಡದಲ್ಲಿ ಮಾಡ್ಲಿಕ್ಕೆ ಒಂದು ವೇದಿಕೆ ಆಯಿತು. ಮತ್ತು ಕುಂದಾಪುರ ಕನ್ನಡದಲ್ಲಿ ಮಾತಾಡೋರಿಗೆ ತುಂಬಾ ಮಂದಿಗೆ ಅವಕಾಶ ಇರಲಿಲ್ಲ ಮುಂಚೆ, ಈಗ ತುಂಬಾ ಅವಕಾಶ ಆಯ್ತು.
1: ಈಗ ಸೋಷಿಯಲ್ ಮೀಡಿಯಾ ಬಂತಲ್ಲ ಸರ್, ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮ ಭಾಷೆನ ಮಕ್ಕಳಲ್ಲಿ ಇನ್ನಷ್ಟು ನನ್ನ ಭಾಷೆಗೆ ಮಾತಾಡ್ತೆ ಅನ್ನೋಕೆ ಹುರುಪು ತುಂಬಕ್ಕೆ ಇನ್ನೊಂದು ಕಾರಣ ಆಯ್ತಂತ್ರಿಯ.
2: ಸೋಷಿಯಲ್ ಮೀಡಿಯಾ, ಈ ನಮ್ಮ ಜಾಲತಾಣಗಳು ಕುಂದಾಪುರ ಕನ್ನಡದ ಒಂದು ಅಭಿವೃದ್ಧಿಗೆ ತುಂಬಾ ಕೆಲಸ ಮಾಡ್ತಾ ಇದ್ದಾವೆ. ಅಂದ್ರೆ ಅದನ್ನ ಎಷ್ಟು ದುರುಪಯೋಗ ಆಗ್ತಾ ಇದೆ. ಯಾಕಂದ್ರೆ ಪರಸ್ಪರ ಯಾವುದೋ ಒಂದು ಘರ್ಷಣೆಗೋ, ಮಾತುಕತೆಗೋ, ಅಥವಾ ಅವರೊಳಗಿನ ಯಾರಿಗೋ ಟೀಕೆ ಟಿಪ್ಪಣಿ ಮಾಡಲಿಕ್ಕೋ ಕುಂದಾಪುರ ಕನ್ನಡವನ್ನು ಉಪಯೋಗಿಸ್ತಾ ಇದ್ದಾರೆ ಕೆಲವರು, ಎಲ್ಲರೂ ಅಂತ ಅಲ್ಲ. ಅದೆಲ್ಲ ಬಿಟ್ಟು ಈಗ ನಮಗೆ ರಾಧಾಕೃಷ್ಣ ಶೆಟ್ಟಿ ಅಂತ ನಮ್ಮ ನಮ್ಮ ಕುಂದಾಪುರದ ಒಂದು ಸ್ಥಾಪಕರಿದ್ದಾರಲ್ಲ, ಅವರದ್ದು ನೀವು ಜಾಲತಾಣ ನೋಡಿದ್ರೆ ಅವ್ರು ಯಾವುದಕ್ಕೂ ಅವಕಾಶ ಕೊಡುವುದಿಲ್ಲ.
1: ಹೌದು, ತುಂಬಾ ಸ್ಟ್ರಿಕ್ಟ್.
2: ಮೌಲ್ಯಯುತ ವಿಚಾರಗಳಿಗೆ ಮಾತ್ರ ಅವಕಾಶ. ಅವ್ರದ್ದು ಎಷ್ಟು ವರ್ಷದಿಂದ ಅವರು ಕುಂದ ಇದು ನಮ್ಮ ಇದು ಮಾಡ್ತಾ ಇದ್ದಾರೆ, ಯಾವುದು ನಮ್ಮ ಕುಂದಾಪುರ ಮಾಡ್ತಾ ಇದ್ದಾರೆ. ಆ ನಮ್ಮ ಕುಂದಾಪುರದ ಆ ಜಾಲತಾಣದಲ್ಲಿ ಬೇಕಾದಷ್ಟು ಕುಂದಾಪುರದ ಸಂಸ್ಕೃತಿ, ಕುಂದಾಪುರದ ಆಚಾರ ವಿಚಾರಗಳು, ಕುಂದಾಪುರದ ಹಾಡು, ಮತ್ತೆ ಕುಂದಾಪುರದ ಬೇರೆ ಬೇರೆ ಜಾನಪದ ಪ್ರಕಾರಗಳು, ಇದ್ರ ಬಗ್ಗೆ ಎಲ್ಲ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆ ಲೆಕ್ಕದಲ್ಲಿ ತುಂಬಾ ಲಕ್ಷಾಂತರ ಮಂದಿಗೆ ಅದರದ ಅನುಭವ ಆಗಿದೆ ಮತ್ತು ಅನುಕೂಲ ಆಗಿದೆ.
1: 2.5 ಲಕ್ಷ ಪ್ಲಸ್ ಮೆಂಬರ್ಸ್ ಇದ್ದಾರೆ ಸರ್ ನಮ್ಮ ಕುಂದಾಪುರ ಪೇಜ್ ಅಲ್ಲಿ.
2: ಅದೇ ಅಂದ್ರೆ ತುಂಬಾ 2.5 ಲಕ್ಷ ಇದ್ದಾರೆ, ಮತ್ತೆ ಅದರಿಂದ ತುಂಬಾ ತಮ್ಮಲ್ಲಿರೋದು ಏನೋ ಒಂದು ಪ್ರತಿಭೆಯನ್ನು ಹೇಳ್ಕೊಳ್ಳಿಕ್ಕೆ ಮತ್ತೊಂದು ಮಾಡ್ಲಿಕ್ಕೆ ತುಂಬಾ ಅನುಕೂಲ ಮಾಡಿಕೊಟ್ಟಿದೆ. ಅಂತ ಜಾಲತಾಣಗಳು ನಿಜವಾಗ್ಲೂ ನಮ್ಗೆ ಕುಂದಾಪುರ ಕನ್ನಡ ಅಭಿವೃದ್ಧಿಗೆ ತುಂಬಾ ಅವಕಾಶ ಮಾಡಿಕೊಟ್ಟಿವೆ. ಅದಕ್ಕಿಂತ ಜಾಸ್ತಿ ಕುಂದಾಪುರದವರು ಅಥವಾ ಕುಂದಾಪುರ ಕನ್ನಡಿಗರು ಒಟ್ಟಾಗ್ಲಿಕ್ಕೆ ಒಂದು ವೇದಿಕೆ ಮಾಡಿಕೊಟ್ಟಾಗಿದೆ.
1: ಹೌದು,
2: ಮತ್ತೆ ಜಾಲತಾಣ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕುಂದಾಪುರ ಕನ್ನಡವನ್ನ ಹಿಂದೆ ಹಾಕಿದ್ರೆ ಅಥವಾ ಅದರಲ್ಲಿ ನಾವೇನಾದರೂ ಮಾತಾಡಿದ್ರೆ ಅದು ಸರಿ ಆಗ್ತದ ಅಂದ್ರೆ, ಹೆಚ್ಚಿನವರಿಗೆ ಇಂಗ್ಲಿಷ್, ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಅದ್ರಲ್ಲಿ ಇಂಗ್ಲಿಷ್ ಅಲ್ಲೇ ಎಲ್ಲ ಇರ್ತದೆ. ನೀವು ಥ್ಯಾಂಕ್ ಯು ಆಗ್ಲಿ, ಕಂಗ್ರಾಚುಲೇಷನ್ ಆಗ್ಲಿ, ಅಥವಾ ಏನೋ ಎಲ್ಲ ಹೆಚ್ಚಿದ ನಮ್ಮ ಕುಂದಾಪುರ ಇದರಲ್ಲಿ ಇಂಗ್ಲಿಷ್ ಅಲ್ಲಿ ಇರ್ತದೆ. ಅದು ಹೊಡಿಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ, ಟೈಪ್ ಮಾಡ್ಲಿಕ್ಕೆಲ್ಲ ಸುಲಭ ಆಗ್ತದೆ ಅಂತ. ಆದ್ರೆ ಕುಂದಾಪುರ ಕನ್ನಡದ ಒಂದು ಬಳಕೆ ಬಂದ ಮೇಲೆ ಈಗ ತುಂಬಾ ಮಂದಿ ಕುಂದಾಪುರ ಕನ್ನಡದಲ್ಲೇ ಪ್ರತಿಕ್ರಿಯೆ ಕೊಡ್ತಾರೆ. ಅದು ಕುಂದಾಪುರದ ಕನ್ನಡದ ಉಳಿವಿಗೊಂದು ಅವಕಾಶ ಅಂತ ನಾವು ಹೇಳಬಹುದು. ಜಾಲತಾಣ ಅಲ್ಲೇ ತುಂಬಾ ಅವಕಾಶ ಮಾಡಿಕೊಟ್ಟಿದೆ. ಮತ್ತು ಮುಖ್ಯವಾಗಿ ಪ್ರಚಾರಕ್ಕೆ ಈಗ ನಮ್ಮ ವಿಶ್ವ ಕುಂದಾಪುರ ಕನ್ನಡ ಒಂದು ಕಾರ್ಯಕ್ರಮ ಆಗ್ತದೆ ಅಂತ ಹೇಳುವ, ಆ ಕಾರ್ಯಕ್ರಮದ ಒಂದು ಪ್ರಚಾರಗಳಿಗೆ ಹೆಚ್ಚು ಪ್ರಸಾರ ಮಾಡಲಿಕ್ಕೆ ಕುಂದಾಪುರ ಕನ್ನಡ ಅದು ತುಂಬಾ ಅನುಕೂಲ ಆಗಿದೆ. ಯಾಕಂದ್ರೆ ಈಗ ಬೆಂಗಳೂರಲ್ಲಿ ಆಗ್ತದೆ, ದುಬೈಯಲ್ಲಿ ಆಗ್ತದೆ, ಧಾರವಾಡದಲ್ಲಿ ಆಗ್ತದೆ, ಎಲ್ಲ ಕಡೆ ಆಗ್ತದೆ ಅಂತ ಹೇಳುವ ಅಂತ ಸಂದರ್ಭದಲ್ಲಿ ಕುಂದಾಪುರ ಕನ್ನಡದ ಕಾರ್ಯಕ್ರಮದ ಬಗ್ಗೆ ಪ್ರಸಾರ ಮಾಡಲಿಕ್ಕೆ ಪ್ರಚಾರ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗಿದೆ. ಮತ್ತೆ ನಮ್ಮಲ್ಲಿ ಕುಂದಾಪುರ ಕನ್ನಡದ ಯಾವುದೇ ನಾಟಕ ಆಗಲಿ ಸಿನಿಮಾ ಆಗಲಿ ಅಥವಾ ಯಾವುದೇ ಆಗ್ತಾ ಇದ್ರು ಅದು ಈ ಜಾಲತಾಣಗಳ ಮೂಲಕ ಪ್ರಚಾರ ಮಾಡಲಿಕ್ಕೆ ಪ್ರಸಾರ ಮಾಡಲಿಕ್ಕೆ ತುಂಬಾ ಅವಕಾಶ ಇದೆ. ಹಾಗಾಗಿ ಸೋಷಿಯಲ್ ಮೀಡಿಯಾ ಏನಿದೆ ಅದರಿಂದ ಕುಂದಾಪುರ ಕನ್ನಡಕ್ಕೆ ತುಂಬಾ ಅನುಕೂಲ ಆಗಿದೆ.
1: ಈಗ ಕುಂದಾಪುರ ಕನ್ನಡದಲ್ಲಿ ಬರೆಯುವವರು ಅವ್ರ ಸಂಖ್ಯೆ ಬಗ್ಗೆ ಏನಂತಾರೆ? ಯಾಕಂದ್ರೆ ನೀವು ನ್ಯೂಸ್ ಪೇಪರ್ ಹಂಗೆ ಇರ್ತಾರೆ, ಸೊ ಇದ್ರ ಬಗ್ಗೆ ನಿಮ್ಗೆ ಅಂತ ಅನ್ಸುತ್ತೆ?
2: ಇಲ್ಲ, ಕುಂದಾಪುರ ಕನ್ನಡ ಬರೆಯುವುದು ಮತ್ತು ಓದುವುದು ಕಷ್ಟ ಅಂತ ಹೇಳ್ತಾರೆ. ನಮ್ಗೆ ಅದನ್ನ ಈಗ ಇಂಗ್ಲಿಷ್ ಕಲಿದೇ ಇದ್ದಾಗ ಇಂಗ್ಲಿಷ್ ಬರೆಯುವುದು ಓದೋದು ಹೇಗೆ ಕಷ್ಟವೋ ಹಾಗೆ ಅದು. ಒಂದ್ಸರಿ ತುಳು ಬರೀಲಿಕ್ಕೆ ಅಥವಾ ತಮಿಳು ಅಥವಾ ಮಲಯಾಳಂ ಬರೀಲಿಕ್ಕೆ ಮತ್ತು ಓದ್ಲಿಕ್ಕೆ ಕಲ್ತು ಕೂಡಲೇ ಅದು ನಮ್ಗೆ ಮತ್ತೆ ಅದ ಎಂತ ಅನ್ಸೋದಿಲ್ಲ, ಅದೇ ರಾಗ ಬಂದ್ಬಿಡ್ತದೆ. ಅದೇ ಕುಂದಾಪುರ ಕನ್ನಡ ಸಹ ನಾವು ಅದನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸಣ್ಣ ತುಂಬಾ ಅಂತಲ್ಲ, ಒಂದು ಸಣ್ಣ ಕಥೆಗಳು, ಒಂದು ಎರಡು ಪ್ಯಾರನ ಕಥೆ ಅಥವಾ ಒಂದು ಸಣ್ಣ ಪದ್ಯ ಹಾಗೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಬಂದ್ಬಿಡ್ತದೆ. ಅಂದ್ರೆ ಒತ್ತುಗಳು ಜಾಸ್ತಿ ಅದೆಲ್ಲ ಕುಂದಾಪುರ ಕನ್ನಡ ಇರ್ತದೆ, ಅದು ಸ್ವಲ್ಪ ಅಭ್ಯಾಸ ಮಾಡ್ಬೇಕು. ಆಮೇಲೆ ಕುಂದಾಪುರ ಕನ್ನಡ ಓದುದು ಅಷ್ಟೇ ನಮ್ಗೆ ಅನಿಸ್ತದೆ, ಅದು ನಮ್ಗೆ ಕುಂದಾಪುರ ಕನ್ನಡ ಓದು ಕಷ್ಟ ಅಂತ. ನಾನೀಗ ಕೊಂಕಣಿದ ಪತ್ರಿಕೆ ಮಾಡಿದ್ದೆ, ಜೈ ಕೊಂಕಣಿ ಅಂತ, ಹಾಗೆ ಎಲ್ಲ ನಮ್ಮ ಗೌಡ ಸರಸ್ವತರು ಹೇಳುದು ಅದು ಓದುದು ಕಷ್ಟ ಮಾರೇ ಅಂತ. ಅದು ಒಂದ್ ಹಾಗಂತ ಅದು ಎಷ್ಟು ಕಡೆ ಕಡೆಗೆ ಅಭ್ಯಾಸ ಆಯ್ತು ಅಂತ ಹೇಳಿದ್ರೆ ಜನ ಅದನ್ನು ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅವರೇ. ನಾವೀಗ ಅದರ ಬಗ್ಗೆ ಸ್ಪರ್ಧೆಗಳು ಮತ್ತೊಂದು ಮಾಡೋದು, ಕೊಂಕಣಿಯಲ್ಲಿ ಬರಿಬೇಕು, ಕೊಂಕಣಿಯಲ್ಲಿ ಓದ್ಬೇಕು, ಮಾತಾಡ್ಬೇಕಂತ ಹೇಳಿದ ಕೂಡಲೇ ಅದು ಬಂದ್ಬಿಡ್ತು. ಹಾಗೆ ಕುಂದಾಪುರ ಕನ್ನಡದಲ್ಲಿ ಅದು ಕಷ್ಟ ಅಂತಲ್ಲ, ನಮ್ಗೆ ನಾವು ಅಭ್ಯಾಸ ಮಾಡದಿದ್ದೆ ಕಷ್ಟ, ಬರೀಲಿಕ್ಕೆ ಓದ್ಲಿಕ್ಕೆ ಏನ್ ತೊಂದರೆ ಇಲ್ಲ,
1: ಅದು ರೂಢಿ ಆತ ಹೋತ್ ಅಂತೇಳಿ ಹೇಳ್ತಾರೆ. ಸೊ ಹಾಂಗಾಗಿ ವಿಶ್ವ ಕುಂದಾಪುರ ಕನ್ನಡ ದಿನ ಆಷಾಢಿ ಹಬ್ಬ. ಸೊ ಮೊದಲೆಲ್ಲ ಆಷಾಢಿ ಹಬ್ಬ ಅಂದ್ರೆ ನಾವು ಮನೆಗೆ ಉದ್ದಿನ ದೋಸೆ ಮಾಡ್ಕೊಂಡು ತಿಂಬುದು ಅಂತದೆಲ್ಲ ನೆನಪು. ಈಗ ಆಷಾಢಿ ಹಬ್ಬ ಅಂದ್ರೆ ಎಲ್ಲ ಒಂದು ಹಬ್ಬದ ವಾತಾವರಣದಂಗೆ ಇರ್ತಾರೆ. ಮಹಾರಾಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಪ್ಪುದು, ಸಮುದ್ರ ಸ್ನಾನ ಮಾಡ್ಕೊಂಡು ಬಪ್ಪುದು, ಅದ್ರ ಒಟ್ಟಿಗೆ ಎಲ್ಲೆಲ್ಲೆಲ್ಲ ಫಂಕ್ಷನ್ ಇತ್ತು ಅಲ್ಲೆಲ್ಲ ಹಾಪುದು, ಮತ್ತೆ ನಮ್ಮ ಹಳತ್ ಹಳತ್ ಮೊದಲಿನ ಆಟಗಳು ಮರ್ತವಾದದ್ದೆಲ್ಲ ಹೊಂಬಲು ಹೋದ್ದಲ್ಲ ಮತ್ತೆ ನೆನ್ಪು ಮಾಡ್ಕೊಂಡು ಅದಕ್ಕೋಸ್ಕರ ಬೇರೆ ಬೇರೆ ಕಾಂಪಿಟೇಷನ್ಗಳು, ಒಂದು ಒಳ್ಳೆ ವಾತಾವರಣವೇ ಬೆಳೆದಿದೆ ಅಂತ ನನ್ಗಂತೂ ಅನ್ಸುತ್ತೆ. ಸರ್ ನಿಮ್ಗೆ ಅಂತ ಅನ್ಸುತ್ತೆ?
2: ಆಷಾಢಿ ಹಬ್ಬದ ಇದೆ,
1: ಆಷಾಢಿ ಹಬ್ಬ ವಿಶ್ವ ಕುಂದಾಪುರ ಕನ್ನಡ ದಿನ,
2: ವಿಶ್ವ ಕುಂದಾಪುರ ಅಲ್ಲ, ತುಂಬಾ ಖುಷಿ ಅಂತದ್ದೇ. ಯಾಕಂದ್ರೆ ವರ್ಷದಲ್ಲಿ ಒಂದು ಕುಂದಾಪುರ ಕನ್ನಡದ ಬಗ್ಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ, ಈಗ ಗಣೇಶೋತ್ಸವ ಅಥವಾ ದೀಪಾವಳಿ ಮಾಡಿದಾಗೆಲ್ಲ ಬೇರೆ ಬೇರೆ ರೀತಿಯ ಜನ ಆ ಸಂದರ್ಭಕ್ಕೆ ಸರಿಯಾಗಿ ಒಟ್ಟಾಗ್ತಾರಲ್ಲ, ಹಾಗೆ ಇದು ಒಟ್ಟಾಗ್ಲಿಕ್ಕೆ ತುಂಬಾ ಅನುಕೂಲವೇ. ಆದ್ರೆ ಕುಂದಾಪುರ ಕನ್ನಡ ಬೆಳೆಸ್ಲಿಕ್ಕೆ ವಿಶ್ವ ಕುಂದಾಪುರ ಕನ್ನಡದ ಒಂದೇ ದಿನ ಸಾಕಾಗುದಿಲ್ಲ. ಕುಂದಾಪುರ ಕನ್ನಡದಲ್ಲಿ ಇದರಲ್ಲಿ ಏನಂದ್ರೆ ಜನ ಒಟ್ಟಾಗ್ಲಿಕ್ಕೆ, ಪರಸ್ಪರ ಪರಿಚಯ ಮಾಡಿಕೊಳ್ಳಿಕ್ಕೆ, ಏನಾದರೂ ತೊಂದರೆ ಇದ್ರೆ ಅದನ್ನು ಸರಿಪಡ್ಕೊಳ್ಳಿಕ್ಕೆ, ಹೆಚ್ಚಿನ ನಮ್ದು ಜಾನಪದ ಕಲೆಯನ್ನ ತೋರಿಸ್ಲಿಕ್ಕೆ ಎಲ್ಲ ಆಗ್ತದೆ. ಆದ್ರೆ ಇದರಲ್ಲಿ ಏನಂತ ಹೇಳಿದ್ರೆ ವರ್ಷದಿಂದ ವರ್ಷಕ್ಕೂ ಅದೇ ಆಟಗಳು, ಅದೇ ಹಾಡುಗಳು, ಅದೇ ರೀತಿ ಕಾರ್ಯಕ್ರಮಗಳು ಆಗೋದಕ್ಕಿಂತ ಅದಕ್ಕೆ ಬೇರೆ ರೀತಿಯ ಯೋಚನೆ ಮಾಡ್ಬೇಕು ನಾವು. ಕುಂದಾಪುರ ಕನ್ನಡದ ಬೇರೆ ಯಾವ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬಹುದಂತ. ಈಗ ತುಂಬಾ ಮಂದಿ ಹಳ್ಳಿ ಬದಿಗಳಲ್ಲೆಲ್ಲ ನಮ್ಮ ಕಲಾವಿದರಿದ್ದಾರೆ, ಆಮೇಲೆ ತುಂಬಾ ಮಂದಿ ಅದರ ಬಗ್ಗೆ ಕೆಲಸ ಮಾಡಿದವರು ಇದ್ದಾರೆ, ಅವ್ರನ್ನ ಕರೆಸಿ ಅವರನ್ನು ಗೌರವಿಸುವಂತ ಕಾರ್ಯಕ್ರಮ, ಅವ್ರ ಬಗ್ಗೆ ತಿಳಿಸುವಂತ ಕಾರ್ಯಕ್ರಮ. ಈಗ ನಾವೊಂದು ರೇಡಿಯೋ ಕುಂದಾಪುರದ ವಾರ್ಷಿಕ ಕಾರ್ಯಕ್ರಮ ಮಾಡ್ತೇವೆ, ಅದ್ರಲ್ಲಿ ಎಷ್ಟು ಮಂದಿ ಕಲಾವಿದರು ಬಂದು ಬೇರೆ ಬೇರೆ ಕಾರ್ಯಕ್ರಮವನ್ನು ಕೊಟ್ಟಿದ್ರಲ್ಲ, ಅದೇ ರೀತಿ ಅವರನ್ನು ಗುರುತಿಸುವ ಕಾರ್ಯಕ್ರಮ ಆಗ್ಬೇಕು. ನಾನೀಗ ನಿಮ್ಮ ಮೂರೂರು ಚಂದ್ರ ಅವ್ರ ಬಗ್ಗೆ ಯಾವಾಗಲೂ ಹೇಳ್ತಾ ಇರೋದು, ಬೆಂಗಳೂರಲ್ಲಿ ಇದ್ದಾರೆ, ಇಲ್ಲಿ ಹತ್ತಿರ ಮೂರೂರ್ನವರು, ಅವರು ಹಳ್ಳಿ ಹಳ್ಳಿ ತಿರುಗಿ ಕ್ಯಾಸೆಟ್ ಮೂಲಕ ಎಲ್ಲ ಹಾಡುಗಳನ್ನ ಸಂಗ್ರಹ ಮಾಡಿದವರು. ಅವ್ರ ಹತ್ರ ತುಂಬಾ ಕ್ಯಾಸೆಟ್ಗಳಿವೆ. ಅಂತ ವ್ಯಕ್ತಿಗಳನ್ನ ಅವರ ಏನವ್ರ ಸಂಗ್ರಹ ಇದೆ, ಈಗ ಕ್ಯಾಸೆಟ್ ಉಪಯೋಗ ಇಲ್ಲ ಅವ್ರಿಗೆ, ಅದನ್ನ ಬೇರೆ ಇದ್ರಲ್ಲಿ ಹಾಕ್ಲಿಕ್ಕೆ ಅಥವಾ ಸಿಡಿಯಲ್ಲಿ ಹಾಕ್ಲಿಕ್ಕೋ ಪೆನ್ ಡ್ರೈವ್ಲ್ಲಿ ಹಾಕ್ಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ, ಅಥವಾ ಅದನ್ನ ಯಾವ ರೀತಿ ಸಂಗ್ರಹ ಮಾಡೋದು, ಮುಂಚಿನವರು ಹೇಗೆ ಬೇರೆಯವರಿಗೆ ಅದು ಲೈಬ್ರರಿಲಿ ಇಡುವ ಹಾಗೆ ಮಾಡೋದು ಗೊತ್ತಿಲ್ಲ. ಅವರು ಸಹ ತುಂಬಾ ಪುಸ್ತಕ ಮಾಡಿದ್ದಾರೆ, ಭತ್ತೆ ತೋಳು ಹಾಡುಗಳು ಅಂತೇಳಿ ತುಂಬಾ ಪುಸ್ತಕ ಮಾಡಿದ್ದಾರೆ. ಆದ್ರೆ ಅವರಿಗೆ ಸಂಪನ್ಮೂಲ ಕಷ್ಟ ಅಂತವರಿಗೆ ಅಂತವರನ್ನ ಕರೆಸಿ ಅವರಿಗೊಂದು ಗೌರವ ಕೊಟ್ಟು ಅವರಿಗೇನಾದ್ರೂ ಒಂದು ಸಂಭಾವನೆ ಕೊಟ್ಟು ಸ್ವಲ್ಪ ಗುರುತಿಸಿದ್ರೆ ಈ ಸಂದರ್ಭದಲ್ಲಿ ಒಳ್ಳೇದಾಗ್ತದೆ ಅಂತ.
1: ಇಂಥದ್ದೆಲ್ಲ ಕೆಲಸಗಳು ಆಯ್ಕು ಅಂತೇಳಿ ಹೇಳ್ತೀರಿ ನೀವು. ಮತ್ತೆ ವಿಶ್ವ ಕುಂದಾಪುರ ಕನ್ನಡ ದಿನ ಬರೀ ಒಂದ್ ದಿನಕ್ಕಲ್ಲ, ಮನೆಯಂಗ ಅಬ್ಬಿದಿಕೊಂಡು ಮಕ್ಕಳೊಟ್ಟಿಗೆ ಅದೇ
2: ಮಾತಾಡೋದು
1: ಅಲ್ಲ.
2: ವಿಶ್ವ ಕುಂದಾಪುರ ಕನ್ನಡ ದಿವಸ ಎಲ್ಲ ಕುಂದಾಪುರ ಕನ್ನಡ, ನಾನು ತುಂಬಾ ಕಡೆ ನೋಡಿದೆ ವಿಶ್ವ ಕುಂದಾಪುರ ಕನ್ನಡದ ಕಾರ್ಯಕ್ರಮ ಅಂತ ಹೇಳ್ತಾರೆ, ಆದ್ರೆ ಅಲ್ಲಿ ಕಾರ್ಯಕ್ರಮದಲ್ಲೆಲ್ಲ ಯಾರು ಕುಂದಾಪುರ ಕನ್ನಡದಲ್ಲಿ ಮಾತಾಡೋದಿಲ್ಲ.
1: ನಾನು ಕಂಡಿದೆ, ಹೌದು.
2: ಆಗ ಅಪ್ಕೋ ಆಗ ನಾನು ಹೇಳೋದು ಅದು ಬೇಕಾದ್ರೆ ತಪ್ಪ ಇಲ್ಲಿ ಅಂತ ಇಲ್ಲಿ ಕುಂದಾಪುರ ಕನ್ನಡದಲ್ಲೇ ಮಾತಾಡೋಕೆ ನಾವು ಪ್ರಯತ್ನ ಮಾಡ್ತೀವಿ
1: ಪ್ರಜ್ಞಾಪೂರ್ವಕವಾಗಿ.
2: ಅದೇ ದಿವಸ ಯಾರು ಸಹ ಬೇರೆ ಕನ್ನಡದಲ್ಲಿ ಮಾತಾಡಬಾರದು. ನಾವು ಒಂದ್ಸರಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಇಲ್ಲ ನಾವು ಮತ್ತೆ ಮುಂದಿನ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕುಂದಾಪುರ ಕನ್ನಡದಲ್ಲೇ ಮಾಡುದು ಅಂತ ಹೇಳಿದ್ರಷ್ಟೇ. ಅದ ಕಡೆಗೆ ಎಲ್ಲಾ ಕಾರ್ಯಕ್ರಮ ನಮ್ಮ ಆಡು ಕನ್ನಡದಲ್ಲೇ.
1: ಅದೆಂತ ಗೊತ್ತಾ ಸಮಸ್ಯೆ ಸರ್, ಮೈಕ್ ಹಿಡಿದ್ರೆ ಸಹ ಕಾಣಿ ಕುಂದಾಪುರ ಕನ್ನಡ ಮರ್ತಲ್ಲ.
2: ತಪ್ಪಂತ ಹೇಳಿದ್ದಲ್ಲ, ಪ್ರಯತ್ನ ನಾವು ಮಾಡ್ಬೇಕು. ಕುಂದಾಪುರ ಕನ್ನಡ ದಿವಸ ಆ ಪ್ರಯತ್ನ ಮಾಡಿದ್ರೆ ಮುಂದಿನ ಕಾರ್ಯಕ್ರಮದಲ್ಲಿ ಯಾರಾದ್ರೂ ಒಬ್ಬರು ಕುಂದಾಪುರ ಕನ್ನಡದಲ್ಲಿ ಮಾತಾಡಿದ್ರೆ ಅನಂತರ ಪ್ರತಿಯೊಬ್ಬರು ಹಾಗೆ ಮಾತಾಡ್ತಾ ಹೋಗ್ತಾರೆ. ಅಂತ ಒಂದು ಪ್ರಯತ್ನವನ್ನ ಕುಂದಾಪುರ ಕನ್ನಡ ದಿವಸ ಮಾಡಿದ್ರೆ ಮತ್ತೆ ಇಂತಹ ಕೆಲವು ನಮ್ಗೆ ಗುರುತಿಸಲಾಗದ ಅಥವಾ ಗುರುತಿಸಲ್ಪಡದ ಕಲಾವಿದರು, ಗುರುತಿಸಲ್ಪಡದ ಸಾಹಿತ್ಯ, ಅದನ್ನ ಓದುವ ಕಾರ್ಯಕ್ರಮ. ಈಗ ನಾನು ಇದ್ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾವು ಕುಂದಾಪುರ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸ್ಪರ್ಧೆ ಎಲ್ಲ ಮಾಡಿತ್ತಲ್ಲ ಮಕ್ಕಳಿಗೆಲ್ಲ, ಅಂತ ಸ್ಪರ್ಧೆಗಳನ್ನ ಈ ಸಂದರ್ಭದಲ್ಲಿ ಬೇಕಾದಷ್ಟು ಇಟ್ಟು ಬಿಡ್ಬೇಕು. ಈಗ ಸಂಪನ್ಮೂಲ ಇದೆ ಕುಂದಾಪುರ ಕನ್ನಡ ಕಾರ್ಯಕ್ರಮ ಮಾಡೋರ ಹತ್ರ, ಸಂಪನ್ಮೂಲ ಬೇರೆ ಬೇರೆ ಕೊಟ್ಟು ಮಾಡ್ತಾರೆ, ತುಂಬಾ ಖರ್ಚುಗಳೆಲ್ಲ ಮಾಡ್ತಾರೆ. ಅಲ್ಲಿ ಬೇರೆ ಬೇರೆ ಆಟಗಳು, ಬೇರೆ ಬೇರೆ ತಿಂಡಿಗಳು, ಬೇರೆ ಬೇರೆ ಸಾಹಿತ್ಯ ಪುಸ್ತಕದ ಪ್ರದರ್ಶನ, ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳದ್ರಲ್ಲಿ ಭಾಗವಹಿಸುವ ಹಾಗೆ, ಯುವಜನರು ಭಾಗವಹಿಸುವ ಹಾಗೆ ತುಂಬಾ ಕೆಲವು ಸ್ಪರ್ಧೆಗಳು ಇದನ್ನೆಲ್ಲ ಮಾಡಿದರೆ, ಕುಂದಾಪುರ ಕನ್ನಡಕ್ಕೆ ಸಂಬಂಧಪಟ್ಟ ಸ್ಪರ್ಧೆಗಳನ್ನು ಮಾಡಿದರೆ ಅದು ತುಂಬಾ ಅನುಕೂಲ ಆಗ್ತದೆ ಅಂತ ನಾನು ಅನಿಸೋದು. ಮತ್ತೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಹೇಳೋದಂತ ಹೇಳಿದ್ರೆ, ಗುಂಡ್ಮಿ ಚಂದ್ರಶೇಖರ್ ಐತಾಳರು ಅವ್ರ ಪುಸ್ತಕದಲ್ಲಿ ಬರೆದಿದ್ದಾರೆ. ಮತ್ತೆ ಅದರ ನಂತರ ಬೇರೆ ಕುಂದಾಪುರ ಕನ್ನಡದ ಬಗ್ಗೆ ಬೇರೆ ಕೆಲಸ ಮಾಡಿದವರು ಸಹ ಅದರಲ್ಲಿ ವಿಷಯಗಳನ್ನು ಬರೀತಾರೆ. ಏನಂತ ಹೇಳಿದ್ರೆ, ನಮಗೆ ಸಾಹಿತ್ಯವನ್ನು ತಂದುಕೊಟ್ಟವರು ನಮ್ಮ ವಿದ್ಯಾರ್ಥಿಗಳು ಅಂತ. ಈಗ ನಮ್ಮ ಗುಣಮಿ ಚಂದ್ರಶೇಖರ್ ಐತಾಳ್ರಂತಲ್ಲ, ತುಂಬಾ ಮಂದಿ ನಮ್ಮಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ, ನಮಗೆ ಈ ಕುಂದಾಪುರ ಕನ್ನಡದ ಸಾಹಿತ್ಯವನ್ನು ತಂದುಕೊಟ್ಟವರು ವಿದ್ಯಾರ್ಥಿಗಳು. ಮತ್ತೆ ಆ ನಂತರ ಅವರ ಒಂದು ಸಂಗ್ರಹ ಆದ ಮೇಲೆ ನಾವು ಅದನ್ನ ಮುಂದುವರಿಸಿಕೊಂಡು ಹೋಗಿ ಹಳ್ಳಿಗಳು ತಿರುಗಿತ್ತು ಅಂತ. ಹಾಗೆ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳ ಮೂಲಕ ಅವರ ಊರಿನ ಸಾಹಿತ್ಯವನ್ನ ಸಂಗ್ರಹಿಸುವ ಹಾಗೆ ಮಾಡಿ ಆಮೇಲೆ ಅದನ್ನ ಪುಸ್ತಕ ರೂಪದಲ್ಲಿ ತರುವ ಹಾಗೆ ಮಾಡಿ ಅದನ್ನು ಮಾಡಬಹುದು ಅಂತ ಅನಿಸ್ತದೆ. ಯಾಕಂದ್ರೆ ನಮ್ಮಲ್ಲಿಗ ಕುಂದ ಕನ್ನಡ ಅಧ್ಯಯನ ಕೇಂದ್ರ ಆದಾಗ ಅಧ್ಯಯನ ಕೇಂದ್ರದಲ್ಲಿ ತುಂಬಾ ಅನುಕೂಲ ಇದೆ, ಪುಸ್ತಕ ಪ್ರಕಟಣೆಗೆ, ಕಾರ್ಯಕ್ರಮಕ್ಕೆ ಎಲ್ಲ ಅವರ ಹಣದ ಕಾಸಿನ ವ್ಯವಸ್ಥೆ ಮಾಡ್ಲಿಕ್ಕೆ ಅನುಕೂಲತೆ ಇದೆ. ಅವರು ಇಂಥ ಒಂದು ವಿಷಯಗಳನ್ನು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ಮಾಡಿದ್ರೆ ಅದರಿಂದ ಈ ಅದಕ್ಕೊಂದು ಅರ್ಥ ಬರ್ತದೆ ಅಂತ. ಈ ನಾವು ವಿಶ್ವ ಕುಂದಾಪುರ ಕನ್ನಡದ ಏನು ಕಾರ್ಯಕ್ರಮ ಮಾಡ್ತೇವೆ ಅದಕ್ಕೊಂದು ಅರ್ಥ ಬರ್ತದೆ ಅಂತ ನನ್ನ ಅನಿಸಿಕೆ.
1: ಕರೆಕ್ಟ್ ಸರ್. ಯಾಕೆ ಅಂತಂದ್ರೆ, ಈಗ ನಾವು ಸಂಭ್ರಮ ಪಡೋದೆಲ್ಲ ಹೌದು, ಆದ್ರೆ ನೀವು ಹೇಳ್ದಂಗೆ ಡಾಕ್ಯುಮೆಂಟ್ ಮಾಡೋದು ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ಈಗ ಗುಣ್ಮಿ ಚಂದ್ರಶೇಖರ್ ಐತಾಳ್ರಂತಾರ ಪುಸ್ತಕಗಳು ಅದೀಗ ಹೊರ ಸ್ಥಿತಂಗಿತ್ತ, ಆದ್ರೂ ಅದ್ರ ಮೌಲ್ಯ ಇದೆಯಲ್ಲ, ವ್ಯಾಲ್ಯೂ ಆ ಬುಕ್ಗಿರೋ ಆ ಬೆಲೆ ಇತ್ತಲ್ಲ ಅದ್ರ ಒಳಗಿನ ವಿಷಯಕ್ಕಿರೋದು, ಅದು ಮತ್ತೆ ನಾವು ಅವ್ರಲ್ಲದೆ ಮತ್ತೆ ತಪ್ಪು ಕಾತಿಲ್ಲ. ನಮ್ಮ ಮನೆಗೆ ಒಬ್ರು ಅಜ್ಜಿದೆ, ನನ್ನ ಅಪ್ಪ ನಮ್ಮ ಕೂತಲ್ಲಿ ನಿಂತಲ್ಲ ಆಶು ಈ ಕುಂದಾಪುರ ಕನ್ನಡ ಹಾಡು, ಅವಳಿಗೊಬ್ಳಿಗೆ ಮದುವೆ ಆಯ್ತಂದ್ರೆ ಒಂದ್ ಹಾಡು, ಅವಳೊಬ್ಬಳು ಸತ್ತೋದಳ ಅಂದ್ರೆ ಒಂದ್ ಹಾಡು, ಪ್ರತಿಯೊಂದಕ್ಕೂ ಹಾಡು, ಅದರಲ್ಲಿ ವ್ಯಂಗ್ಯ, ವಿಡಂಬನೆ, ತಮಾಷೆ ಎಲ್ಲರೂ ಸೇರಿಸ್ಕೊಂಡು
2: ನಮ್ಮ 100 ಕಥೆಗಳನ್ನ ಗಾಯತ್ರಿ ನಾವಡರು ಒಟ್ಟು ಮಾಡಿದ್ದಾರೆ. ನಿರಂತರವಾಗಿ 100 ಕಥೆ ಕುಂದಾಪುರ ಕನ್ನಡದಲ್ಲಿ ಹೇಳ್ತಾರೆ ಅವರು, ಹೇಳ್ತಾ ಹೋಗುದು ಅಷ್ಟು ಚಂದ ಕಥೆಗಳು. ಅದೊಂದು ಪುಸ್ತಕ ಮುಂದೆ ಬರ್ಲಿಕ್ಕುಂಟು. ಅಂತವ್ರು ಕೆಲವರು ಈಗ ಇರ್ಬೋದು, ಮತ್ತೆ ನಾಳೆಗೆ ಗೊತ್ತಿಲ್ಲ. ಅಂತವ್ರನ್ನ ಹುಡುಕಿ ಅವ್ರನ್ನ ಮಾಡ್ಬೇಕು. ಈಗ ನಮ್ಮ ಮನು ಹಂದಾಡೆ ಅಂತವರೆಲ್ಲ ತುಂಬಾ ಕುಂದಾಪುರ ಕನ್ನಡದಲ್ಲಿ ಮಾತಾಡೋದು ಮತ್ತೊಂದ್ ಮಾಡೋರು ಇದ್ದಾರೆ, ಆದ್ರೆ ಹಿಂದೆಯೂ ಅದ್ರ ಅಂತ ಹಾಗೆನವ್ರು ಇದ್ದರು. ಅದನ್ನ ನಾವು ಹುಡ್ಕೊಂಡು ಹೋಗಿ ಅವರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡ್ಬೇಕಂತ.
1: ಸರಿ ಸರ್, ತುಂಬಾ ಲೈಕ್ ಹೇಳ್ರಿ ನಮ್ಗೆ ವಿಶ್ವ ಕುಂದಾಪುರ ಕನ್ನಡ ದಿನದಂದು ನೀವು ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದು. ನಂಗೆ ಯಾವಾಗ್ಲೂ ಕುಂದಾಪುರ ಕನ್ನಡ ಅಂದ್ರೆ ಒಂದ್ ಎಸ್ ಎನ್ ಹೆಬ್ಬಾರ್, ಒಂದ್ ನೀವು ಯುವ ಶಣಾಯ್ ಅವರು ಎಲ್ಲ ನೆನ್ಪಾತ್ರ. ನಂಗೆ ಇವರೆಷ್ಟು ಕೆಲಸ ಮಾಡಿದಾರೆ, ಎಷ್ಟು ಪ್ರೀತಿ ಇದೆ, ಇವತ್ತಿಗೂ ಈ ವಯಸ್ಸಿನಲ್ಲೂ ನೀವು ಕುಂದಾಪುರ ಕನ್ನಡಕ್ಕಾಗಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ಹಾಂಗಾಗಿ ನೀವು ಬಂದಿಲ್ಲ ಮಾತಾಡದ್ದ, ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಅನುಭವ ಅಥವಾ ನೀವು ಕಂಡದ್ದು, ನೀವು ಓದದ್ದು, ನೀವು ಕೇಂದ್ರದ್ದು, ನೀವು ಬರ್ದದ್ದ, ಇದ್ರ ಬಗ್ಗೆ ಎಲ್ಲ ಮಾತಾಡ್ರಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್, ನಿಮಗೆ ಧನ್ಯವಾದಗಳು. ಕೇಳಿದ್ರೆ ಇಷ್ಟು ತನಕ ನಾವು ಯು ಎಸ್ ಶಣಾಯ್ ಅವ್ರ ಹತ್ರ ಇಷ್ಟು ಲೈಕ್ ಅವ್ರು ಮಾತಾಡಿದ ಕಾರಣ ಎಲ್ಲ ಕೇಳ್ಕೊಂಡ್ವಿ, ಕೇಳಿಸ್ಕೊಂಡ್ವಿ, ಭಾರಿ ಖುಷಿ ಆಯ್ತು. ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಸರಿ ಹಂಗಾರೆ ಮತ್ ಸಿಕ್ವ. ನೀವು ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ವಿಶ್ವ ಕುಂದಾಪುರ ಕನ್ನಡ ದಿನ ಆಷಾಢಿ ಹಬ್ಬದ ಈ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇರುತ್ತೆ, ಸಾಯಂಕಾಲ 7 ಗಂಟೆವರೆಗಿರುತ್ತೆ. ಕೇಂತಾಯಿರಿ,
3: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜೆ ವೈಭವ್ ಶೆಟ್ಟಿ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಂಗವಾಗಿ ಇವತ್ತು ನಾವು ಕುಂದಾಪುರಕ್ಕೆ ಬೈತೆ, ರಾಧಾ ಮೆಡಿಕಲ್ಗೆ ಬೈತೆ. ಇಲ್ಲ ನಿಮ್ಮ ಮೇಡಮ್, ನಿಮ್ಮ ಹೆಸರು?
4: ಶ್ರುತಿ.
3: ಶ್ರುತಿ ಅವರೇ, ನಾವು ಪಂಚಗಂಗೊಳ್ಳಿ ಅವರ ಕುಂದಾಪುರ ಕನ್ನಡ ನಿಘಂಟಿಂದ ಕೆಲವೊಂದು ಪದಗಳನ್ನು ಹೆಕ್ಕ ತಕೋಬೈತ. ನೀವು ಅದಕ್ಕೆ ಗ್ರಾಂಥಿಕ ಕನ್ನಡದಲ್ಲಿ ಅರ್ಥ ಹೇಳಕ. ಮೊದಲನೇ ಪದ ಎಂತ ಅಂದ್ರೆ ಹುಟ್ಟುಗತಿ ಅಂದ್ರೆ ಅಂತ.
4: ಮೂಲ, ಮೂಲ ಸಮಸ್ಯೆ, ಮೂಲ.
3: ಇನ್ನೊಂದೆಂತ ಅಂದ್ರೆ ಹೋಗಿಲ್ದಿದ್ದ ಅಂದ್ರೆ ಅಂತ.
5: ಸರಿ,
3: ಎಂತ ಹೆಸರು?
5: ಶ್ರುತಿ.
3: ಶ್ರುತಿ ಅವರೇ, ಥ್ಯಾಂಕ್ ಯು. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರೆ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜೆ ಸಮೀಕ್ಷಾ ಶೆಟ್ಟಿ. ಇವತ್ ನಾನು ಕುಂದಾಪುರದಂಗಿದ್ದೆ. ವಿಶ್ವ ಕುಂದಾಪುರ ಕನ್ನಡ ದಿನದ ಪ್ರಯುಕ್ತ ಇವತ್ ನಾವು ಪಂಜು ಗಂಗೊಳ್ಳಿ ಅವರ ಕುಂದಾಪುರ ಕನ್ನಡದ ನಿಘಂಟಿಂದ ಒಂದಿಷ್ಟು ಪದಗಳನ್ನ ಹೆಕ್ಕ ಬಂದಿತ್ತು. ಆ ಪದಗಳನ್ನ ನಮ್ಮ ಕುಂದಾಪುರ ಜನರಿಗೆ ಕೇಂದ್ರ ಅದ್ರ ಅರ್ಥ ಎಂತ ಅಂತ ಹೇಳಿ ತಿಳ್ಕೊಂಬ. ಇವತ್ ನಮ್ ಜೊತೆ ಒಬ್ರಿದ್ರು. ಹಲೋ ಮ್ಯಾಮ್, ನಿಮ್ ಹೆಸರು?
7: ನನ್ನ ಹೆಸರು ಸುಜಾತಾ.
6: ಸುಜಾತಾ ಅವ್ರೆ, ಸುಜಾತಾ ಅವ್ರೆ, ನಿಮ್ಗೆ ನಾವೊಂದು ಎರಡು ಕುಂದಾಪುರ ಕನ್ನಡದ ಪದಗಳನ್ನ ಕೇಳ್ತೆ, ನೀವ್ ಅದ್ರ ಅರ್ಥ ಎಂತ ಅಂದೇಳಿ ನಂಗೆ ಹೇಳ್ಕ. ಸೊ ನಿಮ್ಮ ಮೊದಲನೇ ಪದ ದಳ್ಕಟ್ ಅಂದ್ರೆ ದ.
7: ದಳ್ಕಟ್ ಅಂದ್ರೆ ಈ ದನೆಗಳ ಬೈರೆಲ್ಲ ಕೊಡ್ತಾರಲ್ಲ, ಅಲ್ಲಿ ನೀರ ಬೈರೆಲ್ಲ ಕುಡಿಯೋದಕ್ಕಂತ ಬೆಚ್ಚಿರೋದು, ಅದಕ್ಕೆ ದಳ್ಕಟ್ ಅಂತ.
6: ಕರೆಕ್ಟ್. ನಿಮ್ದು ಇನ್ನೊಂದು ಪದ ಏನಂದ್ರೆ ನೆಗ್ಗುದಂದ್ರೆ.
7: ನೆಗ್ಗುದಂದ್ರೆ ಒಂದು ವಸ್ತುನ ಬೆಂಡಾಗಿರುತ್ತಲ್ಲ, ಅದನ್ನ ನೆಗ್ಗುದಂತ ಹೇಳುತ್ತೆ, ಎತ್ತುದು ಮತ್ತೆ.
6: ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಮ್ಯಾಮ್. ಹಿಂಗೆ ಇನ್ನಷ್ಟು ಜನರಿಗೆ ಇನ್ನಷ್ಟು ಕುಂದಾಪುರ ಕನ್ನಡದ ಪದಗಳನ್ನ ಕೇಂಬ, ಅವ್ರ ಹತ್ರ ಅದ್ರ ಅರ್ಥ ಎಂತ ಅಂದೇಳಿ ತಿಳ್ಕೊಂಬ. ಅಲ್ಲಿವರೆಗೂ ನೀವು ಕೇಂತೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಥ್ಯಾಂಕ್ ಯು.
8: ಓಯ್ ನಿಗಣ, ಓಯ್ ಮಾತಾಡ್ರಲ್ಲ ಮಾರ್ರೆ, ಅಕ್ಕ ಸುಮ್ಮನೆ ಕೂತಿರಲ್ಲ ಮಾರ್ರೆ, ಓವರ್ ಬ್ಯಾಮಣ್ಣ ಕಂಡಾಗ.
9: ಬೇಡ ಬೇಡ, ಮಿಸ್ಕೆ ತಗೊಂಬೇಡ.

0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿ ಆಸ್ವರ. ನಾನು ನಿಮ್ಮ ಆರ್ಜೆ ಸಮೀಕ್ಷಾ ಶೆಟ್ಟಿ. ಇವತ್ತು ನಾವು ಇಪ್ಪದು ಕುಂದಾಪುರದಂಗೆ. ನಾವು ಪಂಜು ಗಂಗೊಳ್ಳಿ ಅವರು ಬರೆದ ಕುಂದಾಪುರ ಕನ್ನಡ ನಿಘಂಟಿಂದ ಒಂದಿಷ್ಟು ಪದಗಳನ್ನ ಹೆಕ್ಕಿ ನಮ್ಮ ಕುಂದಾಪುರದ ಜನರಿಗೆ ಕೇಂಬ ಅಂದಿತ್ತು. ಆ ಪದಗಳನ್ನ ಅವ್ರಿಗೆ ಕೇಂದ್ರ ಅದರ ಅರ್ಥ ಅವ್ರ ಹತ್ರ ತಿಳ್ಕಂಬ. ಇವತ್ತು ನಮ್ಮ ಜೊತೆ ಒಬ್ಬರಿದ್ದು ಸರ್, ನಿಮ್ಮ ಹೆಸರು?
1: ಶಶಿಧರ.
0: ಸರ್, ನಿಮ್ಗೆ ಒಂದ್ ಪದ ಕೇಂತೆ, ಅದರದ್ದು ಅರ್ಥವನ್ನ ನೀವು ನನಗೆ ಹೇಳ್ಬೇಕು. ಅದ್ ಕುಂದಾಪುರ ಕನ್ನಡ ಪದ ಇರುತ್ತೆ. ಸೊ ನಿಮ್ಮ ಮೊದಲನೇ ಪದ ಲಕ್ತ ಅಂದ್ರೆ ಎಂತ?
1: ಲಕ್ತ ಅಂದ್ರೆ ಹೊಂದಾಣಿಕೆ.
0: ಓಕೆ, ಹೊಂದಿಕೆಗೆ ಲಕ್ತ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದ್ ಪದ ಏನಂದ್ರೆ ದಳಕಟ್ ಅಂದ್ರೆ ಎಂತ?
1: ದಳಕಟ್ ಅಂದ್ರೆ ಕೊಟ್ಟಿಗೆ ಹಟ್ಟಿಗೆ ಅಂತರ, ಹಟ್ಟಿ ಅಂತರ ಕುಂದಾಪುರ ಕನ್ನಡದಲ್ಲ. ಹಟ್ಟಿ ಎಲ್ಲ ಬೈರ್ ಹಾಕುವಂತ ಪ್ಲೇಸಿಗೆ ದಳಕಟ್ ಅಂತರ.
0: ಹೌದು ಸರ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಇನ್ನಷ್ಟು ಕುಂದಾಪುರ ಕನ್ನಡ ಪದನ ಇನ್ನಷ್ಟು ಕುಂದಾಪುರದ ಜನರಿಗೆ ಕೇಂಬ. ಅಲ್ಲಿವರೆಗೂ ನೀವು ಕೇಂತೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ನಮ್ಮೊಟ್ಟಿಗೆ ಇವತ್ತಿದ್ರೆ ಸರ್ ನಿಮ್ಮ ಹೆಸರು?
1: ಶ್ರೀಯಶ್ ಪೂಜಾರಿ
0: ಅವರ. ನಾವಿವತ್ತು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಪ್ರಯುಕ್ತವಾಗಿ ಪಂಜು ಗಂಗೊಳ್ಳಿ ಅವರ ಕುಂದಾಪುರ ಕನ್ನಡ ನಿಘಂಟಿನಿಂದ ಕೆಲವೊಂದು ಪದಗಳನ್ನ ಹೆಕ್ಕಿತೈತ. ನೀವು ಅದಕ್ಕೆ ಗ್ರಾಂತಿಕವಾಗಿ ಅರ್ಥ ಹೇಳ್ಕ. ಮೊದಲನೇ ಪದ ಅಂತ ಅಂದ್ರೆ ನಾಯಿಂಕಟ್ಟಿ.
1: ಚಟ್ಟಿ ಚಟ್ಟಿ
0: ಚಟ್ಟಿ ಚಟ್ಟಿ ಕರೆಕ್ಟ್ ಉತ್ತರ. ಮತ್ತೆ ಎರಡನೇದಾಗಿ ಜಪ್ಕಟ್ಟಿ. ಕರೆಕ್ಟ್ ಉತ್ತರ. ಥ್ಯಾಂಕ್ಸ್ ಶ್ರೀಯಶ್ ಪೂಜಾರಿ ಅವರೇ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ನಾವಿವತ್ತು ರೆಡ್ ಕ್ರಾಸ್ ಇನ್ಸ್ಟಿಟ್ಯೂಷನ್ ಆಗಿತ್ತು. ನಮ್ಮ ಜೊತೆ ಇದ್ರೆ ರೇಷ್ಮಾ ಅವರು. ರೇಷ್ಮಾ ಅವರೇ, ನಮಸ್ತೆ.
1: ನಮಸ್ತೆ.
0: ನಾವು ಇವತ್ತು ವಿಶ್ವ ಕುಂದಾಪುರ ಕನ್ನಡ ಅಂಗವಾಗಿ ಕೆಲವೊಂದು ಪದಗಳನ್ನು ತಕ ಬೈತ. ಇದು ಪಂಚುಗೊಂಗೊಳ್ಳಿಯವರ ಕುಂದಾಪುರ ಕನ್ನಡ ನಿಘಂಟಿಂದ ಹೆಕ್ಕ ಬಂದದ. ನಾವು ಆ ಪದಗಳನ್ನ ನಿಮಗೆ ಹೇಳ್ತೋ, ನೀವು ಅದಕ್ಕೆ ಅರ್ಥ ಹೇಳಿದ್ರೆ ಸಾಕು. ಮೊದಲನೇ ಪದ

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ. ನಮ್ಮ ಕುಂದಾಪುರ ಕನ್ನಡ ಅಂದ ಕೂಡಲೇ ನಮ್ಮ ಕುಂದಾಪುರಿಗರು ಯಾರೆಲ್ಲ ಯಾರಲ್ಲಿ ನೆನಪಾತ್ರ ಅಂದ್ರೆ, ಈಗಿನಲ್ಲಿ ನಮ್ದು ಡಿಜಿಟಲ್ ಕ್ರಿಯೇಟರ್ಸ್ ರೀಲ್ಸ್ ಅಲ್ಲಿ ಬಪ್ಪರ ರೀಲ್ಸ್ ಮಾಡುವಾರ ಇಂಥವ್ರೆ ನಮ್ ನೆನಪಾಪದ್ ಫಸ್ಟ್ ಗೆ ಅವ್ರು ಮಾಡಿಯೇ ಬಪ್ಪದ್. ಆದ್ರೆ ಅದ್ರ ಹಿಂದೆ ಆ ಕುಂದಾಪುರ ಕನ್ನಡನ ವಿಜೃಂಭಿಸೋ ಹಂಗ್ ಮಾಡಿದವರು. ಒಂದು ಕಾಲದಲ್ಲಿ ನಾವು ಕುಂದಾಪುರ ಕನ್ನಡ ಮಾತಾಡೋದು ಅಂದ್ರೆ ನಾಚಿಕಂದ ಅಯ್ಯಪ್ಪ ಯಾರೇ ಅಂತ ಅನ್ಕೊಂತರು ಅಂತೇಳಿ ಅನ್ಕೊಂಡು ನಾವು ಕರ್ನಾಟಕಕ್ಕೆ ಹಾರಿಸೋದಲ್ಲ ಇದ್ದಿತ್ತು. ಆದ್ರೆ ಅಂಥ ಸಂದರ್ಭದಲ್ಲೂ ಅಂಥ ಕಾಲದಲ್ಲೂ ಕುಂದಾಪುರ ಕನ್ನಡವನ್ನೇ ಮಾತಾಡಿ, ಕುಂದಾಪುರ ಕನ್ನಡದ ಭಾಷಣಗಳನ್ನೇ ಮಾಡಿ, ಕುಂದಾಪುರ ಕನ್ನಡದಲ್ಲೇ ಬರೆದು ಕುಂದಾಪುರ ಕನ್ನಡದ ಹಾಡುಗಳನ್ನೇ ಬರೆದವರು ನಮ್ಮೊಟ್ಟಿಗಿದ್ರ. ಇವರು ಒಂದಾನೊಂದು ಕಾಲದಿಂದಲೂ ಇವತ್ತಿನವರೆಗೂ ಕೂಡ ಕುಂದಾಪುರ ಕನ್ನಡ ಮಾತಾಡುವರು ಯಾರು ಅನ್ಕೇಂದ್ರೆ ಇವ್ರ ಹೆಸರೇ ನೆನಪಾಪದ. ಅವ್ರು ಬೇರೆ ಯಾರು ಅಲ್ಲ, ಐರೋಡಿ ಶಂಕರ ನಾರಾಯಣ ಹೆಬ್ಬಾರ್. ಗೊತ್ತಾಯ್ಲಲ್ಲ, ಹೇಳ್ತಿಕೇನೆ, ASN ಹೆಬ್ಬಾರ್ ಅವರು. ಇವರು ಪೂರ್ತಿ ಹೆಸರು ಯಾರಿಗೂ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಇವರು ವರ್ಲ್ಡ್ ಫೇಮಸ್. ASN ಹೆಬ್ಬಾರ್ ಅವರು ವಿಶ್ವ ಕುಂದಾಪುರ ಕನ್ನಡ ದಿನದಂದು ಇವರನ್ನ ಇಂಟರ್ವ್ಯೂ ಮಾಡ್ತಿದ್ರೆ ಹ್ಯಾಂಗೆ. ಹಾಂಗಾಯಿ ಕುಂದಾಪುರ ಮಾತುಕತೆಯಲ್ಲಿ ASN ಹೆಬ್ಬಾರ್ ಸರ್ ಇದ್ರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಹಾಗಿದ್ರಿ?
1: ನಾವು ಹುಷಾರಿದ್ದು ಸರ್. ನೀವು?
2: ಎಲ್ರಿಗೂ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ನಂದು ಕುಂದಾಪುರ ಕನ್ನಡ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ನಂಗೆ ಭಾರಿ ಖುಷಿ. ಯಾಕಂದ್ರೆ ಆಷಾಢಿ ಹಬ್ಬದ ಸಮಯ ಬಂದ್ಕೊಳ್ಳೆ ಕುಂದಾಪುರ ಕನ್ನಡ ಹಬ್ಬ ಬಂದಂತ ಲೆಕ್ಕ. ಕುಂದಾಪುರ ಕನ್ನಡ ನನಗೆ ಯಾಕೆ ಖುಷಿ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಸಾಪ್ ಸಾಪಾದ ಶಬ್ದ ಇತ್ತು, ಪದ ಇತ್ತು, ಶಬ್ದ ಭಂಡಾರ ಇತ್ತು. ಇಲ್ಲಿದ್ದಷ್ಟೇ ಶಬ್ದ ಭಂಡಾರ ಬೇರೆ ಯಾವ್ದ್ರಿಗೂ ಇಲ್ಲ. ಯಾರಿಗೂ ಪಕ್ಕ ಅರ್ಥ ಆಗ್ತದಂತೂ ಅಲ್ಲ, ಆದರೆ ನಮಗೆ ಅರ್ಥ ಆಗ್ತಲ್ಲ. ಹಾಗಾಗಿ ನಮ್ಮ ಕುಂದಾಪುರ ಕನ್ನಡ ನಮ್ಮ ರಕ್ತದಾಗೆ ಇತ್ತು. ನಾವು ಹುಟ್ಟಿಲ್ಲಾಗಾಯ್ತು, ಅದನ್ನೇ ಮಾತಾಡ್ಕಂತ ಬಂದವರು. ಅದನ್ನು ಬಿಡುಕಾಗ್ತಿಲ್ಲ, ಬಿಡುಕಾಗ ಬಿಟ್ಟರೆ ಕುಂದಾಪುರ ಕನ್ನಡ ಹೋತ್ತು. ಹಾಗಾಗಿ ಬಿಡುಕಾಗ ಅಂತ ಹೇಳೋದು. ಎಷ್ಟೋ ಭಾಷೆ ಹಿಂಗೆ ಮಾತಾಡದೆ ಮಾತಾಡದೆ ಮಾತಾಡದೆ ಹೊಗಾಡಿ ಹೋಯ್ತು. ನಮ್ಮ ಕುಂದಾಪುರ ಕನ್ನಡ ಹಾಗೆಲ್ಲ ಹೊಗಾಡಿ ಹೋಗಾಗ ಹೊಗಾಡಿ ಹೋಗದೆ ಇಪ್ಕಾಯ್ರೆ ನಾವು ಮಾತಾಡಕ್ ಅದನ್ನೇ ಮಾತಾಡ್ತಿರ್ಕ. ನಮ್ಮ ನಮ್ಮೊಳಗೆ ಶಾಲೆಯೊಳಗೆ ಮಕ್ಕಳು ರಸ್ತೆ ಮೇಲೆ ಹೋಪ್ಸನಿಗೆ ಕತಿ ಹೇಳಕ್ ಮತ್ತೊಂದು ಮಾಡ್ಕ ಪದ ಹೇಳಕ್ ಎಲ್ಲ ಎಷ್ಟಿತ್ತು ಕುಂದಾಪುರ ಕನ್ನಡ ಮಾತಾಡೋಕೆ ಅಂತ ಹೇಳಿದ್ರೆ, ಗಾಡಿ ಹೊಡೆಯೋರ ಸಮೇತ ಹಾಡು ಹಾಡ್ತಾರೆ. ಅಂತ ಹಾಡುಗಳು ಇದ್ದಿತ್ತು. ಒಂದು ತೊಟ್ಟು ತುಗುಸನಿಗೆ ತೊಟ್ಟು ತುಗು ಹಾಡು ಜೋಗಳ ಇದ್ದಿತ್ತು. ಒಂದು ನೆಟ್ಟಿ ಮಾಡೋ ಸನಿಗೆ ನೆಟ್ಟಿ ಹಾಡಿದ್ದಿತ್ತು. ಒಂದು ಜನಪದ ಗೀತೆಗಳು ಎಷ್ಟಿತ್ತು, ಅಲ್ಲಲ್ಲೇ ಅಲ್ಲಲ್ಲೇ ಕಟ್ಟಿ ಹಾಡುವವರೆಲ್ಲ ಇದ್ದಿದ್ದು ನಮ್ಮಲ್ಲಿ. ಈಗೆಲ್ಲ ಎಲ್ಲೋಯ್ತದ? ಅದೆಲ್ಲ ನಾವು ಸಂಗ್ರಹ ಮಾಡಕ ಕೇಳಕ್ ಕಾಣಕ್ ಮತ್ತೆ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಕ ಆ ಜನಪದ ಗೀತೆಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳಕ. ಹಾಂಗಾದ್ರೆ ಮಾತ್ರ ಕುಂದಾಪುರ ಕನ್ನಡ ಉಳಿತ ಬೆಳೀತು.
1: ಅಲ್ಲ ಸರ್, ನಿಮ್ ಬಾಯಿಗೆ ಬಜ್ಜಿ ಹಾಕದ್ ಯಾರಂದೇಳಿ?
2: ನಮ್ಮ ಬಾಜಿ ಹಾಕಿದಾರ ನಮ್ಮ ಅಮ್ಮ. ನಮ್ಮ ಅಮ್ಮ ಕಾಣ, ನಮ್ಮ ಅಮ್ಮ ಇಲ್ಲಿಯವಳಲ್ಲ, ನಮ್ಮ ಅಮ್ಮ ಪಾಣೆ ಮಂಗಳೂರಿನವಳು. ಪಾಣೆ ಮಂಗಳೂರಿಂದ ಮದುವೆಯಾಗಿ ಕುಂದಾಪುರ ಬಂದವಳು. ಇಂದು ಕುಂದಾಪುರದವ್ರಿಗಿಂತಲೇ ಹೆಚ್ಚಿಗೆ ಚಂದ ಕುಂದಾಪುರ ಕನ್ನಡ ಮಾತಾಡೋಳು ಅಂದ್ರೆ ನಮ್ಮ ಅಮ್ಮ. ಅವಳ ಬಾಯಲ್ಲಿ ಇದ್ದಷ್ಟು ಕುಂದಾಪುರ ಕನ್ನಡ ಗಾದೆ ಮಾತುಗಳು, ನುಡಿಗಟ್ಟು, ನಮ್ಮ ಆಡು ಮಾತುಗಳು ಬ್ಯಾರಿ ಯಾರ ಹತ್ರ ಇಲ್ಲ. ನಾವೆಲ್ಲ ಕಲ್ತದಿದ್ರೆ ನಮ್ಮ ಭಾಷೆ ನಮ್ಮ ನಾಲಿಗೆ ಕುಂದಾಪುರ ಕನ್ನಡಗೆ ಒಂದು ಸಾಪಾಗಿ ಆಯ್ದಿದ್ರೆ ಅಮ್ಮನೇ ಕಾರಣ. ನಮ್ಮ ಅಮ್ಮ ಮಹಾಲಕ್ಷ್ಮಿ ಅಮ್ಮ ಅಷ್ಟು ಚಂದ ಕುಂದಾಪುರ ಕನ್ನಡ ಮಾತಾಡ್ತಿರ್ಲವಳು.
1: ಮಾತೃ ಭಾಷೆ ಅಲ್ಲಿಂದ ಮಾತೆಯಿಂದ ಬಂದದ್ದು. ಈಗ ಸರ್ ಎಂತ ಗೊತ್ತಾ, ಒಂದ್ ಕಾಲದಲ್ಲಿ ಇದ್ದಿತ್ತು ಕುಂದಾಪುರ ಕನ್ನಡ ಮಾತಾಡುದು ಅಂದ್ರೆ ಎಲ್ರಿಗೂ, ಏ ನಾವೊಂದ್ ದೊಡ್ಡ ಜನ ಆಯ್ಕರ್ ಕುಂದಾಪುರ ಕನ್ನಡ ಮಾತಾಡುಕ್ ಆಗ ಅಂದ್ರೆ ಕಡಿಮೆ ಆಗ್ತ ಅಂದೇಳಿ. ಅಂತದ್ರಲ್ಲಿ ನಿಮ್ಗೆ ಅದ್ ಹ್ಯಾಂಗ್ ಅಷ್ಟು ಧೈರ್ಯ ಬಂತು? ಎಲ್ಲಾ ಬದಿಗೂ ಸ್ಟೇಜ್ ಅಲ್ಲೂ ಲಯನ್ಸ್ ಆಯ್ಲಿ ಜೆಸಿ ಆಯ್ಲಿ ಎಲ್ಲಾ ಸ್ಟೇಜ್ ಅಲ್ಲೂ ನೀವು ಕುಂದಾಪುರ ಕನ್ನಡ ಬಳಕೆನೆ ಶುರು ಮಾಡ್ರಿ, ಅಷ್ಟು ಧೈರ್ಯ ಎಲ್ಲಿಂದ ಬಂತು?
2: ನೋಡಿ, ಈಗ ಕುಂದಾಪುರ ಕನ್ನಡ ಬಗ್ಗೆ ಸಂಶೋಧನೆ ಮಾಡಿದವರು ಇದ್ರು, ಬರೆದವರು ಇದ್ರು, ಪುಸ್ತಕ ಮಾಡಿದವರು ಇದ್ರು, ನಮ್ಮ ಶಂಭರ್ ಉಪಾಧ್ಯಾಯರಾಗ್ಲಿ ಮತ್ತೆ ತುಂಬಾ ಜನ ಮಾಡಿರು. ಆದ್ರೆ ನನಗೆ ನಾನು ಅಂತವ ಯಾವುದು ಮಾಡ್ದವ ಅಲ್ಲ. ನಾನು ಸಂಶೋಧನೆ ಮಾಡಕ್ ಹೋದಿಲ್ಲ, ನಾನು ಪುಸ್ತಕ ಎಲ್ಲ ಬರೀಲಿಲ್ಲ. ಆದ್ರೆ ನಂಗೆ ಅನಿಸ್ತು, ನಾನು ಭಾಷಣ ಮಾಡುವ ತುಂಬ ಕಡೆ ಕರೀತರು, ಸ್ಕೂಲ್ ಡೇ ಕರೀತರು, ಕಾಲೇಜ್ ಡೇಗೆ ಕರೀತರು, ಹಳ್ಳಿ ಬದಿಗೆ ವಾರ್ಷಿಕೋತ್ಸವ ಕರೀತರು, ಯುವಕ ಸಂಘ, ಯುವತಿ ಸಂಘ, ಮಹಿಳಾ ಮಂಡಲ. ನಾನು ಕಂಡು ನನಗೆ ಪ್ರತಿ ಕಡೆ ಸಮೇತ ಹಳ್ಳಿ ಜನ ಸಮೇತ ಒಂದು ಸ್ಟೇಜಿಗೆ ಬಂದ ಕೂಡಲೇ ಅವ್ರ ಭಾಷೆಯೇ ಬೇರೆ, ಅವ್ರ ಭಾಷೆಯೇ ಬದಲು. ಅಲ್ಲಿವರೆಗೆ ನನ್ನ ಹತ್ರ ಚಂದ ಮಾಡಿ ಹಾಯ್ ಅಂತ ಹೇಳೋರು, ಮ್ಯಾಲೆ ಹೋದ ಕೂಡಲೇ ಅವರು ಶಿಷ್ಟ ಕನ್ನಡ, ಪುಸ್ತಕದ ಕನ್ನಡ, ಸಾಹಿತ್ಯದ ಕನ್ನಡ ಮಾತಾಡೋದು. ಕುಂದಾಪುರ ಕನ್ನಡ ಮಾತಾಡೋಕೆ ಎಂತ ದಾಡಿ ಇವಕ್ಕೆ?
1: ಕರೆಕ್ಟ್.
2: ನಂಗೆ ಹಾಂಗ ಅನ್ಸದ್ದು, ಯಾಕೆ ಇವರು ಇವರೆಲ್ಲ ನನಗಿಂತ ಸಾಪಾಯಿ ಕುಂದಾಪುರ ಕನ್ನಡ ಮಾತಾಡೋರು. ನಾನು ಕುಂದಾಪುರ ಕನ್ನಡ ಮಾತಾಡೋ, ನಾನು ಬ್ರಾಹ್ಮಣ, ನಂದು ಕುಂದಾಪುರ ಕನ್ನಡ ಸ್ವಲ್ಪ ಕಡಿಮೆ ಅಂದರೆ ಹೆಚ್ಚಲ್ಲ, ಮನೆಯಲ್ಲಿ ಅಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ನಾವು. ಆದರೆ ಬ್ರಾಹ್ಮಣೇತರ ಕನ್ನಡ ಇತ್ತಲ್ಲ, ಅದರಷ್ಟು ಒಳ್ಳೆ ಕುಂದಾಪುರ ಕನ್ನಡ ಪ್ರಪಂಚದಲ್ಲಿ ಬೇರೆ ಇಲ್ಲ. ಅವರು ಸಮೇತ ಒಂದು ರಂಗಮಂದಿರ ಅಥವಾ ವೇದಿಕೆಗೆ ಬಂದ ಕೂಡಲೇ
1: ಮೈಕ್ ಹಿಡಿದ್ರು ಕೂಡಲೇ
2: ಎಲ್ಲ ಕೃತಕವಾಗಿ ಮಾತಾಡೋದು, ಮಹನೀಯರೇ, ಮಹಾಶಯರೇ, ಮಹಿಳೆಯರೇ ಅಂತ ಹೇಳಿ ಮಾತಾಡೋ ಶುರು ಮಾಡೋದು. ನಂಗೆ ಮೈ ಉರಿದು ಹೋದ ಶುರು ಆಯ್ತು. ಕಡೆಗೆ ನಾ ಎಂತ ಮಾಡಿದೆ, ಕುಂದಾಪುರ ಕನ್ನಡದಿಗೆ ನಮ್ಮ ಕುಂದಾಪುರ ಕನ್ನಡ ಚಂದ ಅಂತ ಹೇಳಿ ಪದ್ಯ ಬರೆದೆ. ಆ ಪದ್ಯ ಬರೆದದ್ದೇ ಬರೆದದ್ದು ಬೇರೆ ಈ ಸಭೆ ಸಮಾರಂಭಕ್ಕೆ ಹೋದಾಗ ಕುಂದಾಪುರ ಕನ್ನಡದ ಗೀತೆ ಹೊಡಿಸಿ ಮಾಡಿದೆ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ, ಉನ್ನತ ಕೀರ್ತಿಗೆ ತವರೂರಾದ ಕುಂದಾಪುರ ತಾಲೂಕು ಕಾಂಬುಕ್ಕೆ ಚಂದ ಅಂತ ಒಂದು ಹೇಳಿದ್ದೆ ಹೇಳಿದ್ದು ಕಾಣಿ, ಒಂದು ಕಿಟ್ಟದ್ದು ಒಂದು ಚಪ್ಪಾಳೆ ಬಂತು, ಹರ್ಷೋದ್ಗಾರ ಬಂತು, ಜನ ಮಕ್ಕಳು ಎಲ್ಲ ಹೋದಳೆ ಕೂಗಿದ್ದೆ. ಎಷ್ಟು ಖುಷಿ ಅಂದರೆ ಅಂಥ ಖುಷಿ. ಆಗ ನಂಗೆ ಗೊತ್ತಾಯ್ತು, ಈ ಕುಂದಾಪುರ ಕನ್ನಡದಾಗ ಭಾಷಣ ಮಾಡ್ರೆ, ಕುಂದಾಪುರ ಕನ್ನಡಕ್ಕೆ ಒಂದು ಹಾಡು ಹಾಡಿದ್ರೆ ಜನಕ್ಕೆ ಇಷ್ಟು ಖುಷಿ ಆಗ್ತಂತಾದ್ರೆ ಯಾಕೆ ನಾವು ಪ್ರತಿ ಸಭೆಯಲ್ಲಿ ಕುಂದಾಪುರ ಕನ್ನಡನೇ ಮಾತಾಡೋಕಾಗ ಅಂತ ಕಾಣ್ತು. ಗಂಗೊಳ್ಳಿ, ಮರವಂತೆ, ಬೈಂದೂರು, ಕೊಲ್ಲೂರು, ಕೋಟೇಸರ, ಕುಂಬಾಶಿ, ತೆಕ್ಕಟ್ಟೆ, ಬಸೂರು, ಹಾಲಾಡಿ, ಸಿದ್ದಾಪುರ, ಶಂಕರನಾರಾಯಣ, ಕೋಡಿ ಕುಂದಾಪುರ, ಆ ನರಿಬೇಣ, ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ. ಕಾರಂತ ಬರೆದದ್ದು ದುಡಿದದ್ದು ಇಲ್ಲಿ, ಭಂಡಾರ್ಕರ್ ಹುಟ್ಟಿದ್ದು ಬೆಳೆದದ್ದು ಇಲ್ಲಿ, ಮುದ್ದಣ್ಣ ರಾಮಾಶ್ವಮೇಧ ಬಂತಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಅದಕ್ಕಿಂತ ಹೆಚ್ಚಿಗೆ ಈ ಕಡಲು ಬದಿಗೆಲ್ಲ ಹೋದಾಗ ಅಲ್ಲಿ ಶಾಲೆಯಲ್ಲೆಲ್ಲ ಈಗ ವಾರ್ಷಿಕೋತ್ಸವ ಇಲ್ಲಿ ಇದೊಂದು ಪದ್ಯ ಕ್ಲಿಕ್ ಆದಂಗೆ, ಮತ್ತೆ ಯಾವ್ದು ಕ್ಲಿಕ್ ಆಗಿಲ್ಲ ಮಾರ್ರೆ. ಇಲ್ಲಿನ ಕಡಲಿನ ಬಂಗಡಿ ಮೀನ್ ಚಂದ, ಇಲ್ಲಿನ ಕಡಲಾಗೆ ಸೂರ್ಯಾಸ್ತ ಚಂದ, ಕತ್ಲಾದ್ಮೇಲೆ ಕುಡ್ಕೊಂಡು ಕುಣಿಯುವುದು ಚಂದ, ಬೆಳಗಾವತ ಎದ್ಕೊಂಡು ದುಡಿಯುವುದು ಚಂದ, ನಮ್ಮೂರೇ ಅಂದ, ನಮ್ಮೂರೇ ಚಂದ ಅಂತ ಹೇಳುದು. ಸೊನ್ನೆ ಒಂದು ಖುಷಿ ಕಾಣಕ ಹೆಬ್ಬರ್ರೆ, ನೀವು ಬಂಗಡಿ ಮೀನ್ ತಿಂತೀರಿ ಯಾಕೆ? ನಾ ತಿನ್ಕಂತಿಲ್ಲ, ಅದ್ರ ಬಗ್ಗೆ ಹೇಳಿಲ್ಲ, ಅಷ್ಟು ಖುಷಿ ಆಯ್ತು. ಕಡೆಗೆ ನಮ್ಮದು ಹೇಳ್ತೇನೆ ನಾನು, ನಮ್ಮೂರ ಹಪ್ಪಳ ಉಪ್ಪಿನ ಕಾಯಿ, ನಮ್ಮೂರ ಸಂಡಿಗೆ ಹಲಸಿನ ಕಾಯಿ, ನಮ್ಮೂರ ಗ್ವಾಯಿ ಬೀಜ, ಗ್ವಾಯಿ ಬೀಜ ಎಂಬುದು ನಾವು ಮಾತ್ರ, ಎಲ್ಲ ಗೇರು ಬೀಜ ಎಂಬುದು, ಗೋಡಂಬಿ ಎಂಬುದು ಅಂತೆಲ್ಲ ಹೇಳ್ತಾರಲ್ಲ, ನಾವು ಗ್ವಾಯಿ ಬೀಜ ಅಂತ ಹೇಳೋದು. ನಮ್ಮೂರ ಗ್ವಾಯಿ ಬೀಜ, ಮಾವಿನ ಹಣ್ಣು ತಿಂಡ್ಕೊಂಡು ಬಿಡ್ಬೇಕ ನೀವೆಲ್ಲ ಕಣ್ಣು, ನಮ್ಮೂರೇ ಅಂದ, ನಮ್ಮೂರೇ ಚಂದ. ಕಡೆಗೆ ನಮ್ಮೂರ ಬಯಲಾಟ, ನಮ್ಮೂರ ಭತ್ತದ ಬೆಳೆ ಚಂದ ಅಣ್ಣ, ಇಲ್ಲಿನ ಬಯಲಾಟ ತೆದ್ದಿಗಿಣ್ಣ ತನ್ನ, ಹಾರಾಡಿ ರಾಮಯ್ಯ, ವೀರಭದ್ರ, ಕುಷ್ಟ, ಅಯ್ಯೋ ಅನ್ನ ಜನ ಕುಣಿದು ನೋಡ್ಬೇಕು ನೀವು ಇಷ್ಟು ಹೇಳಿ ಕೂಡಲೇ. ಹಾರಾಡಿ ರಾಮಯ್ಯ, ವೀರಭದ್ರ, ಕುಷ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ ಅಂತ ನಮ್ಮ ಯಕ್ಷಗಾನದ ಬಗ್ಗೆ ಹೇಳು ಸೊನೆಗೆ. ಅಂಥ ಒಂದು ರೋಮಾಂಚನ ಮಕ್ಕಳಿಗೆಲ್ಲ, ಅಷ್ಟು ಖುಷಿ ಅಂದ್ರೆ ಚಪ್ಪಾಳೆ ತಟ್ಟಿ ಕುಂಚಟ ಹರಿಬಿಟ್ಟು, ಅಷ್ಟು ಖುಷಿ ಅಂದ್ರೆ ನಂಗೆ ಆಶ್ಚರ್ಯ, ಅಯ್ಯೋ ಒಂದು ಕುಂದಾಪುರ ಕನ್ನಡ, ಕುಂದಾಪುರ ಕಲೆ ಹಿಂಗೆಲ್ಲ ಇತ್ತು ಅಂತ ಹೇಳಿ. ಕಡೆಗೆ ಅದು ಮಾತ್ರ ಅಲ್ಲ, ಮಸ್ತಿತ್ತು ನಮ್ಮ ಹತ್ರ, ಇಲ್ಲಿನ ಕಂಬಳ ಕೋಳಿ ಜೂಜಾಟ, ಇಲ್ಲಿನ ಭೂತೋದ ಪಾತ್ರಿಯೋ ನೋಟ, ದೇವಣ್ಣ ಕಂತಿಯರು ಕೊಗ್ಗಣ್ಣ ಕಂತಿಯರು ಅಪ್ಪಯ್ಯ ನಾವೆಲ್ಲಿರೋ ಅವರೇ ಗೊಂಬೆ ಆಟ ಮಾಡ್ತಿದ್ರು, ದೇವಣ್ಣ ಕಂತಿಯರ ಗೊಂಬೆಯ ಆಟ, ಕಂಡವರ ಕಣ್ಣಿಗೆ ಬಗೆ ಬಗೆ ಊಟ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಕಡೆಗೆ ನಮ್ಮ ಬಂಡಾಕಾಸ ಕಾಲೇಜ್ ಮಕ್ಕಳಿಗೆಲ್ಲ ಖುಷಿ ಆಯ್ಕಂತೇಳಿ, ಬೇರೆ ಕಾಲೇಜ್ ಮಕ್ಕಳಿಗೆ ಖುಷಿ ಆಯ್ಕಂತೇಳಿ ಮಂದ್ ಬರದೆ, ಇಲ್ಲಿನ ಬಂಡಾಕಾಸ ಕಾಲೇಜೇ ಚಂದ, ಕಾಲೇಜಿಗೆ ಹುಡುಗಿರು ಹೋಗುವುದೇ ಚಂದ, ಅಯ್ಯೋ ಒಂದು ಹುಡುಗರಿಗೆ ಒಂದು ಖುಷಿ ಆದಂದ್ರೆ ಚಪ್ಪಾಳೆ ಚಪ್ಪಾಳೆ. ಇಲ್ಲಿನ ಬಂಡಾಕರ್ಸ್ ಕಾಲೇಜ್ ಚಂದ, ಕಾಲೇಜಿಗೆ ಹುಡುಗಿಯರು ಹೋಗುವುದೇ ಚಂದ, ಇಲ್ಲಿನ ಹೈಸ್ಕೂಲ್ ಇತಿಹಾಸ ಚಂದ, ಈ ಊರು ಹೊಳೆ ನೀರು ಆಕಾಶ ಚಂದ, ಕುಂದೇಶ್ವರ ವೆಂಟರಮಣ ದೇವಸ್ಥಾನ ಚಂದ, ಗಂಗೊಳ್ಳಿ ಹೊಳೆ ಬದಿ ತಿರುಗಾಟ ಚಂದ, ಕೋಟೇಶ್ವರ ಕೋಡಿ ಹಬ್ಬ ಕೋಡಿಯ ಗೆಂಡ, ಕಾಳಾರ ಷಷ್ಠಿಗೆ ಹೋದ ನನ್ನ ಗಂಡ, ಕಾಳಾವರ ಷಷ್ಠಿಗೆ ಹೋದ ನನ್ನ ಗಂಡ, ಅದು ಅತಿಯಕ ಮೈದಿನಕ ಸೊಪ್ಪಿ ಹೋಪಾಲೆ ಪದ್ಯದಾಗೆ ಇತ್ತು, ಕಾಳಾವರ ಷಷ್ಠಿಗೆ ಹೋದ ನನ್ನ ಗಂಡ ಅಂತೇಳಿ ಅದನ್ನ ಇದಕ್ಕೆ ಸೇರಿಸಿದ್ದೆ. ಅಷ್ಟು ಖುಷಿ ಜನಕ್ಕೆ, ಈ ಊರು ಶಾಂತಿಯ ತೌರು ನೋಡಮ್ಮ, ನಿಜವಾಗಿ ಹೌದು,
1: ಡೌಟ್ ಇಲ್ಲ,
2: ಕುಂದಾಪುರದಷ್ಟು ಶಾಂತಿ ಬೇರೆ ಯಾವ ಊರಿಗೂ ಇಲ್ಲ, ಎಲ್ಲ ಆರು ಇಲ್ಲಿ ಕೋಮ ಗಲಭೆಯೇ ಇರಲಿಲ್ಲ ಅಂತ ಒಂದು ಒಳ್ಳೆ ಊರು ನಮ್ಮ ಊರು. ಈ ಊರು ಶಾಂತಿಯ ತೌರು ನೋಡಮ್ಮ, ಊರ ಬಗೆ ಬಗೆ ಜನ ಅಣ್ಣ ತಮ್ಮ, ಇಲ್ಲುಂಟು ದೇವಸ್ಥಾನ ಚರ್ಚ್ ಮಸೀದಿ, ಜನರೆಲ್ಲ ವಿಶ್ವಾಸ ಸ್ನೇಹ ಸಂಬಂಧಿ, ಕುಂದಾಪುರ ಎನ್ನುವ ಮಾತೇ ಚಂದ, ಕುಂದಾಪುರ ಹೆಣ್ಣಿನ ನಡೆ ನುಡಿ ಚಂದ, ಕುಂದಾಪುರ ಮಕ್ಕಳ ಬುದ್ಧಿಯೇ ಚಂದ, ಕುಂದಾಪುರ ಜನಗಳ ಅಭಿಮಾನ ಚಂದ ಚಂದ ಚಂದ ಎಲ್ಲವೂ ಚಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ ಅಂತ ಹೇಳಿ ಮುಗಿಸಿ ಬಿಟ್ಟಿದ್ದೆ. ಇದನ್ನ ಒಂದೊಂದು ಕಡೆಯಲ್ಲಿ ಒಂದೊಂದು ಸ್ಟಾನ್ಸ ಹೇಳಿಬಿಟ್ರೆ ಅಷ್ಟು ಖುಷಿ ಆಗ್ತಿತ್ತು,
1: ಎಲ್ಲ ಖುಷಿ,
2: ಅಂತಹದ್ದು ಖುಷಿ. ಅದು ಮಾತ್ರ ಅಲ್ಲ, ಈಗ ಚಿಕಾಗೋದಲ್ಲಿ ಅಕ್ಕ ಸಮ್ಮೇಳನ ಆಯ್ತು. ಅಕ್ಕ ಸಮ್ಮೇಳನ ಅಂದ್ರೆ ಅಮೇರಿಕನ್ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಂತ, ಅಮೇರಿಕದ ಕನ್ನಡ ಕೂಟಗಳ AKKA ಅಂದ್ರೆ ಅಕ್ಕ, ಹಾಗೆ ಅಮೇರಿಕದ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಕ್ಕ ಸಮ್ಮೇಳನ ಅಂತ. ಅಲ್ಲಿ ಚಿಕಾಗೋದಲ್ಲಿ ನಾನು ಅದೇ ಸಮಯದಲ್ಲಿ ಅಮೆರಿಕಕ್ಕೆ ಹೋಗಿದ್ದೆ ಮಗನ ಮನೆಗೆ, ಅಲ್ಲಿಂದ ನಂಗೆ ಇನ್ವಿಟೇಷನ್ ಬಂತು ನೀವು ಒಂದು ಕವಿಗೋಷ್ಠಿ ಬರ್ಕ ಅಂತೇಳಿ. ಆಯ್ತು ಹೋದೆ ನಾನು ಕವಿಗೋಷ್ಠಿ, ಹೋದಾಗ ಬರ್ಕೊಂಡು ಪದ್ಯವೇ ಬೇರೆ. ಅಲ್ಲಿ ಹೋದ ಮೇಲೆ ಒಬ್ಬರು ಕವಿಗೋಷ್ಠಿಯಲ್ಲಿ ಆರಂಭದಲ್ಲಿ ತನ್ನ ಊರಿನ ಕನ್ನಡ ಶ್ರೇಷ್ಠ ಇಡೀ ಕರ್ನಾಟಕದಲ್ಲಿ, ಅದರಷ್ಟು ಚಂದ ಕನ್ನಡ ಇಲ್ಲ ಅಂತ ಹೇಳಿಬಿಟ್ರು. ನಂಗೆ ಮೈ ಹೊರತು ಹೋಯ್ತು, ಕುಂದಾಪುರ ಕನ್ನಡ ಏನು ಕಡಿಮೆಯ? ನಾನು ಬರ್ಕೊಂಡು ಹೋದ ಪದ್ಯ ಬಿಟ್ಟೆ ನಾನು ಅಲ್ಲಿ ಹೋದ ಅಲ್ಲಿ ಹೋದ್ಗೊಳ್ಳಿ ನಾನು ಹಾಸ್ಯ ಬಿಟ್ಟೆ, ಯಾವುದು ನಂದೇ ಕನ್ನಡ ಹೊಡೆದು ಬಿಟ್ಟೆ. ಗೊತ್ತಿಲ್ಲ ಮಾರಾರೆ ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ, ಕುಂದಾಪುರ ಕುಂದಾಪುರ ಕುಂದಾಪುರ ಎಲ್ಲಿ ಹೋಯ್ತು ಆ ಹಳಿಯ ಕುಂದಾಪುರ, ನಾ ಸಣ್ಣದ ಇಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕಂಡ್ರೆ ಮಲ್ಲಿಗೆ ಹೂ ಇದ್ದಿತ್ತು, ಎಲ್ಕಂಡ್ರೆ ಮಲ್ಲಿಗೆ ಘಮ್ ಅಂತಿತ್ತು, ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೆ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೆ ಸಾಲಿದ್ದಿತ್ತು, ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸಾಯಂಕಾಲದ ಮೇಲೆಲ್ಲ ಮಲ್ಲಿಗೆ ತೋಟದಾಗೆ ರಸಿಕ ತರದ ಕೆಲಸ ನಡೀತೈತೈತೆ. ಹಾಂಗಾಯಿ ಹಾಂಗಾಯಿ ಆಗಿನ ಕಾಲದ ಕಥೆ ಅದು, ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಅಂತ ಗೊತ್ತಿಲ್ಲ. ಆಗಲ್ಲ ಆಚೆ ಬದಿ ಈಚೆ ಬದಿ ಎಲ್ಲ ಮಲ್ಲಿಗೆ ತೋಟ, ನಾವೆಲ್ಲ ಹೊಪ್ಸನಿಗೆ ನನ್ನ ಮನೆ ಹಿಂದೆ ಬದಿ ಮಲ್ಲಿಗೆ ತೋಟ ಇದ್ದಿತ್ತು. ಕುಂದಾಪುರ ಇಡೀ ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಕುಂದ ಕಲ್ಮಠಗಳ ಊರು ಕುಂದಾಪುರ ಅಂತ ಬನ್ನಂಜೆ ಗೋವಿಂದಾಚಾರ್ಯ ವ್ಯಾಖ್ಯಾನ ಮಾಡಿದ್ರು. ಕುಂದಾಪುರ ಅಂತ ಹೇಳಿದ್ರೆ ಕುಂದ ಪುಷ್ಪಗಳು ಅಂದ್ರೆ ಮಲ್ಲಿಗೆ ಹೂವಿನ ಊರು ಅಂತ. ಅಷ್ಟು ಮಟ್ಟಿಗೆ ಇಲ್ಲಿ ನಮ್ಮ ಕುಂದಾಪುರ ಮಲ್ಲಿಗೆ ಅನ್ನೋದು ಪ್ರಸಿದ್ಧ. ಕುಂದಾಪುರ ಮಲ್ಲಿಗೆ ಕಟ್ಟೋದು ಒಂದು ವಿಶಿಷ್ಟವಾದಂತ ಹೆಣಿಗೆ, ಅದು ಬೇರೆ ಕಡೆ ಕಟ್ಟೋದಿಲ್ಲ. ಹಾಗಾಗಿ ಕುಂದಾಪುರ ಮಲ್ಲಿಗೆಗೆ ಅಷ್ಟು ಬೇಡಿಕೆ ಇದ್ದಿತ್ತು ಆ ಸಮಯದಲ್ಲಿ. ಇಲ್ಲಿ ಕುಂದ ಹೂವಿನ ಕಟ್ಟೆ ಅಂತ ಇದ್ದಿತ್ತು ಇಲ್ಲಿ ಪಾದಯಾತ್ರೆ ಎದುರಿಗೆ ಮುಂಚೆ ನಾವು ಸಣ್ಣದಿರುವಾಗ ಹೂವಿನ ಕಟ್ಟೆ, ಅವರೆಲ್ಲ ಹಗ್ಗ ಭಾರಿ ಹಗ್ಗ ಮಲ್ಲಿಗೆ ಭಾರಿ ಹಗ್ಗ ಅಂತ ಕೂಗುದು ಮಲ್ಲಿಗೆ ಮಾರಾಟ ಹೋಗಿ. ಈಗ ಎಂತ ಒಂದು ಗಮ್ಮತ್ ಇದಲ್ಲ, ಈಗೆಲ್ಲ ಹೋಯ್ತು ಮಲ್ಲಿಗೆ ಕೃಷಿಯೇ ಹೋಯ್ತು ಎಲ್ಲ ಆಚೆ ಕಡೆ ಹೋಯ್ತು.
1: ಹೌದು,
2: ಎಂತ ಆಯ್ತು ಅಂತ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಎಲ್ಲ ಈ ಮಲ್ಲಿಗೆ ತೋಟ ಎಲ್ಲ ಹೋಗಿ ಸೈಟ್ ಎಲ್ಲ ಆಗಿ ಮನೆ ಎಲ್ಲ ಆಗಿ ಕಟ್ಟಡ ಎಲ್ಲ ಬಂದು ಮಲ್ಲಿಗೆ ತೋಟ ಎಲ್ಲ ನಾಶ ಆಯ್ತು. ಕಡೆಗೆ ಮಲ್ಲಿಗೆ ಕೃಷಿಯ ಲಾಭದಾಯಕ ಅಂತ ಬಿಟ್ಬಿಟ್ರು. ಮತ್ತೆ ಮಲ್ಲಿಗೆ ಕೃಷಿ ಮಾಡುವಂತ ಒಂದು ಕುಟುಂಬ ಇದ್ದಿತ್ತು, ಆ ಕುಟುಂಬ ಬೇರೆ ಕಡೆಗೆಲ್ಲ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಆರೋಗ್ಯ ಬೇರೆ ಕಡೆ ಹೋದ ನಂತರ ಆ ಕುಟುಂಬ ಇಲ್ಲ ಮಲ್ಲಿಗೆ ನಿಲ್ಲಿಸಿ ಈಗ ಹೊರಗಿಂದ ಮಲ್ಲಿಗೆ ಬಪ್ಪ ಹಂಗಾಯ್ತು. ಕುಂದಾಪುರಕ್ಕೆ ನಮ್ಮ ಮಲ್ಲಿಗೆ ಎಲ್ಲೂ ಇಲ್ಲ, ಅದು ಭಾರಿ ಬೇಜಾರ ಸಂಖ್ಯೆ. ನಾವು ಸಣ್ಣ ದಿವಸ ಹಂಗಿರಲಿಲ್ಲ, ಅಷ್ಟಪ್ಪ ಮಲ್ಲಿಗೆ ತೋಟ ಇದ್ದಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೆ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೆ ಸಾಲಿದ್ದಿತ್ತು, ದೊಡ್ಡ ದೊಡ್ಡ ಮನಸ್ಸೆಲ್ಲ ಸಾಯಂಕಾಲದ ಮೇಲೆಲ್ಲ ತಲೆ ಮೇಲೆ ಶಾಲು ಹೊದ್ಕೊಂಡು ಹೋತಿರಲೇ, ಕತ್ ಕತ್ಲೆ ಆಯ್ತಂದ್ರೆ ಆಚೆಚ್ಚೆ ಕಂಡು ಕಂಡು ಪುಸ್ತಕಂತ ತೋಟದಾಗ ನುಗುಳುತ್ತಿದ್ರಲ್ಲೇ, ಮಲ್ಲಿಗೆ ಕಟ್ಟುವುದೇ ಚಂದ ಇತ್ತು, ಕುಂದಾಪುರದ ಹೂವಿಗೆ ಹೆಸರಿದ್ದಿತ್ತು, ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಈಗಲ್ಲಿ ಮಲ್ಲಿಗೆ ಅಲ್ಲಲ್ಲಿ ಚೂರು, ಸಾಯಂಕಾಲ ಆದ್ಮೇಲೆ ಹೋಪುಕ್ಕಿಲ್ಲೇ ಬೇಜಾರಾತ್ತೇನ ನಂಗೊತ್ತಿಲ್ಲ ನಂಗೊತ್ತಿಲ್ಲ ಮಾರಾರೆ ನಂಗೊತ್ತಿಲ್ಲ ಕುಂದಾಪುರಕ್ಕೆ ಏನಾಯ್ತು ನಂಗೊತ್ತಿಲ್ಲ ಅಂಥೇಳಿ ಈ ಪದ ಆ ಚಿಕ್ಕಾಗೋದಾಗೆ ನಾನು ಹೇಳಿದ್ದೇ ಹೇಳಿದ್ದು. ಒಂದು ಜಾನ ಒಂದು ಎದ್ದು ಬಿಟ್ಟಂದ್ರೆ ಒಂದು ಖುಷಿ ಅಂದ್ರೆ ಚಂದ್ರಶೇಖರ್ ಕಂಬಾರರು ಅಧ್ಯಕ್ಷತೆ ವಹಿಸಿ ನನ್ನ ಹೊಟ್ಟೆ ಮೇಲೆ ಹೊಡೆದು ಹೆಬ್ಬಾರ್ರೆ ಸಿಕ್ಸರ್ ಬರ್ಸಿಬಿಟ್ರೆ ಅಂತ. ಸಿಕ್ಸರ್ ಬರ್ಸಿಬಿಟ್ರೆ ಎಂಥ ಪದ ಮಾರರೆ, ಎಂಥ ಕನ್ನಡ ಮಾರರೆ ಕುಂದಾಪುರ ಕನ್ನಡ, ಇದೆಲ್ಲ ನೀವು ಪುಸ್ತಕ ಮಾಡ್ಕೊ ಅಂತ ನನ್ನನ್ನು ಹೊಗಳಿ ಮೆಚ್ಚುಗೆ ಮಾಡಿ ಬೆನ್ ಮೇಲೆ ಕೈಯಾಡಿಸಿ ಅಲ್ಲಿ ಮಾಡಿದ್ರೆ ಅಲ್ಲಿದ್ದ ಜನಗಳ ಕಾಣಕ ಕವಿಗೋಷ್ಠಿ ಆದ್ಯ ಆದ ಎಲ್ಲ ಮುತ್ತಿಗೆ ಹಾಕಿ ನನಗೆ, ನಾನು ಪಾಂಡೇಶ್ವರದವ, ನಾನು ಸಾಸ್ತಂದವ, ನಾನು ಎಡತ್ರೆಯವ, ನಾನು ಬೈಂದೂರ್ನವ, ನಾನು ತೆಕ್ಕಟ್ಟಿಯವ, ನಮಗೆ ಕುಂದಾಪುರಕ್ಕೆ ಇದ್ದಂಗೆ ಆಯ್ತು ಮಾರಾರೆ ನಿಮ್ಮ ಪಾದ ಕೇಂಡ್ ಅಷ್ಟು ಖುಷಿ ಆಯ್ತಂದ್ರೆ. ಚಿಕ್ಕಾಗೋದಾಗೆ ಕುಂದಾಪುರ ಕನ್ನಡ ಮೆರೆಸಿತ್ತಂದ್ರೆ ಎಂತ ಕುಂದಾಪುರ ಕನ್ನಡದ ಶಕ್ತಿ ಕಾಣಿ, ಎಷ್ಟು ಮಟ್ಟಿಗೆ ರಾಪ್ ನಮ್ದು, ಎಷ್ಟು ಜೋರು ನಮ್ಮ ಜಾಪ್ ಕುಂದಾಪುರ ಕನ್ನಡ ರಾಪ್ ಅಂದ್ರೆ ಜಾಪ್ ಅಂದ್ರೆ ಎಷ್ಟಿತ್ತು ಅಂದೇಳಿ ಅರ್ಥ. ಎಲ್ಲಿವರೆಗೆ ಅಂದ್ರೆ ಕೆಲವು ಶಬ್ದ ಇತ್ತಲ್ಲ ಯಾರಿಗೂ ಅರ್ಥವೇ ಆಗ್ತಿಲ್ಲ, ಅದು ನಮಗೆ ಮಾತ್ರ ಗೊತ್ತು, ಕುಂದಾಪುರ ಕನ್ನಡದವರಿಗೆ ಗೊತ್ತು. ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ, ನಾನು ಸ್ವಾಗತ ಭಾಷಣ, ನಾನು ಕುಂದಾಪುರ ಕನ್ನಡದಾಗ ಸ್ವಾಗತ ಮಾಡಿದೆ. ಹಾಯ್ ಬಂದ್ರಿಯಾ, ಕಾಪಿ ಕೊಡ್ರಿಯಾ, ಹ್ಯಾಂಗಿತ್ತು ಕಾಪಿ ತಿಂಡಿ ಎಲ್ಲ, ಕುಕ್ಕಣ್ರಿಯಾ, ಕುಕ್ಕಣಿ ಕುಕ್ಕಣಿ ಅಂತೇಳಿ ಮಾಡಿ ಕುಂದಾಪುರ ಕನ್ನಡ ನೆಗಾಡಿಸಿ ಎಲ್ಲ ಚಪ್ಪಾಳೆ ಬಂದು ಆಯ್ತು. ಮೇಲೆ ಕೂತು ಒಬ್ಬರು ಮಂಗಳೂರಿನ ಕಡೆಯವರಿಗೆ ತುಂಬ ಬೇಜಾರಾಯ್ತು.
1: ಯಾಕೆ
2: ಬ್ಯಾಜರ್ ಅಂದರೆ ಅವರು ಕುಂದಾಪುರ ಕನ್ನಡದ ಮಾತಾಡಿಬಿಟ್ರೆ ಹೆಬ್ಬಾರ್ ಅವರು ನನ್ನನ್ನು ಕರೆದು ಹೇಳಿದರು, ಹೆಬ್ಬಾರರೇ ನೀವು ಇಷ್ಟು ಘನಗಂಭೀರವಾದಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಿಮ್ಮ ಕುಂದಾಪುರ ಕನ್ನಡದಲ್ಲಿ ಮಾತನಾಡಿ ಕೆಡಿಸಿಬಿಟ್ರಲ್ಲ
1: ಅಂತ ಹೇಳಿಬಿಟ್ಟು
2: ಕೆಡಿಸಿಬಿಟ್ರಲ್ಲ ಅಂತ. ಯಾರಿಗಾದ್ರು ನಂಗೆ ರಕ್ತ ಕುದಿಯುತ್ತಾ ಇಲ್ಲ, ನಾ ಹಂಗೆ ತಡುಕಾಗಲಿಲ್ಲ. ಇವರಿಗೆ ಎಂತ ಹೇಳುದು ಅಂತ ನಂಗೆ ಗೊತ್ತಾಗಿದೆ. ನಾನು ಕಂಡೆ ಹೀಗೆ ಅವ್ರನ್ನ ತೆವಡ್ಕಂತ ರೇಗೆಂಡೆ, ಒಂದೇ ಶಬ್ದ ತೆವಡ್ಕಂತ ರೇಗೆಂಡೆ. ಆ ಪಾಪ ಮನುಷ್ಯ ಆಚೆ ಕಂಡು ಈಚೆ ಕಂಡು ಆಚೆ ಇದ್ದವ್ರ ಹತ್ರ ಈಚೆ ಹೋದ್ರೆ ಹೆಬ್ಬಾರ್ ಎಂತ ಹೇಳದ್ ಹೆಬ್ಬಾರ್ ಎಂತ ಹೇಳದ್ ಹೆಬ್ಬಾರ್ ಎಂತ ಹೇಳದ್ ನಾನು ಹೇಳಿದ ಹೆಬ್ಬಾರ್ ಎಂತ ಹೇಳಿದಂತ ಅರ್ಥ ಆಯ್ಕಾರ ನೀವು ಕುಂದಾ ಪ್ರಕರಣ ಕಲ್ತ್ಕೊಬಾರ್ಕ ಅಲ್ಲಿವರೆ ನಿಮ್ಗೆ ಅರ್ಥಾತ್ಲೆ ಹೋಯ್ನ ಹತ್ಲ ಎಂತ. ಅಷ್ಟು ಪವರ್ಫುಲ್, ಅಷ್ಟು ಜೋರ್, ಅಷ್ಟು ಶಕ್ತಿ ಇದ್ದ ಭಾಷೆ ನಮ್ಮ ಕುಂದಾಪುರ ಕನ್ನಡ. ನಿಮಗೆ ತೆವಡ್ಕಂತ್ರಿ ಶಬ್ದದ ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿತ್ತ ಕೇಳಿ, ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿಲ್ಲ ತೆವಡ್ಕಂತ್ರಿ ಅಂತೇಳಿ. ಅಷ್ಟು ಖುಷಿ, ಅಷ್ಟು ಜೋರ್ ಇತ್ತು ನಮ್ಮ ಶಬ್ದ. ಆ ನಮ್ಮನೆಯ ಶಬ್ದ ಭಂಡಾರ ಕುಂದಾಪುರ ಕನ್ನಡಗೆ ಇತ್ತು, ಮತ್ತೆ ಎಲ್ಲಿ ಇದಕ್ಕೆ ಸಾಧ್ಯವೇ ಇಲ್ಲ. ಅದೇ ನಾನು ಹೇಳುದು, ಕುಂದ ನಮ್ಮ ಕನ್ನಡವೂ ಹಾಗೆ, ಕನ್ನಡದಷ್ಟು ಒಂದು ಧ್ವನಿಪೂರ್ಣವಾದಂಥ ಭಾಷೆ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳುದು. ಕಾಗೆ ಕಾ ಕಾ ಅಂತ ಕೂಗ್ತದೆ, ದನ ಅಂಬ ಅಂತ ಹೇಳ್ತದೆ, ನಾಯಿ ಬೌ ಬೌ ಅಂತ ಹೇಳಿ ಕೂಗ್ತದೆ, ಎಂತ ಪ್ರತಿಯೊಂದಕ್ಕೂ ಧ್ವನಿ. ನೀರು ಜುಳು ಜುಳು ಜುಳು ಜುಳು ಅಂತ ಹರಿತದೆ, ಮಳೆ ಧೋ ಅಂತ ಸುರಿತದೆ, ಗಂಟೆ ಡಣ ಡಣ ಡಣ ಗಂಟೆ ಬರೆಸುವಂಥದ್ದು, ಶಂಖ ಭೋ ಅಂತ ಶಂಖ ಊದುವಂಥದ್ದು, ಯಾವುದಕ್ಕೆ ಧ್ವನಿ ಇಲ್ಲ. ಕಮ್ಮ ಇಂಗ್ಲೀಷಿಗಿತ್ತ? ಇಂಗ್ಲೀಷಿಗೆ ಹೇಳಿ ಕಮ್ಮ ಇಷ್ಟಪಡ ಧ್ವನಿ ಎಲ್ಲಿ ಇಲ್ಲ. ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲೀಷ್ ದೊಡ್ಡ ಕೋಲಲ್ಲ. ಇಂಗ್ಲೀಷ್ ನಂತರ ಬಂದದ್ದು, ಕನ್ನಡ ಮುಂಚೆ ಇದ್ದಿತ್ತು. ಕನ್ನಡ ಸಾವಿರ ಸಾವಿರ ವರ್ಷಗಳ ಹಿಂದೆ ಇದ್ದು. ಕವಿರಾಜ ಮಾರ್ಗ ಎನ್ನುವಂತಹ ಮಹಾಕಾವ್ಯವೇ 2000 ವರ್ಷದ ಹಿಂದೆ ಅಂತ ಬಂದಿತ್ತಂತಾದ್ರೆ ಅದಕ್ಕಿಂತ ಮುಂಚೆ ಕನ್ನಡ ಎಷ್ಟು ಬೆಳೆದಿರಬೇಕು ಆಲೋಚನೆ ಮಾಡಿ. ನಿಮ್ಮ ಎಷ್ಟೆಷ್ಟು ಶಾಸನ, ಹಲ್ಮಡಿ ಶಾಸನ ಅದು 2000, ಆನಂತರ ಈಗ ಮತ್ತೆ ಪುನಃ ಹೊಸ ಶಾಸನ ಕಂಡು ಹಿಡಿದಿರು ಅದಕ್ಕಿಂತ ಹಿಂದಿದ್ದಂತೆ. ಅಂದರೆ ಕನ್ನಡ ಎನ್ನುವಂಥದ್ದು ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ. ನಾನು ಅಮೆರಿಕಕ್ಕೆ ಹೋದಾಗ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ನಾನು ಹೇಳುದು, ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ ಮಾತಾಡತಕ್ಕಂಥ ಜನರು ಇರತಕ್ಕಂಥ ಕನ್ನಡ ನಾಡೆಯಿಂದ ಬಂದಿದ್ದೇನೆ ಅಂತ ಹೇಳ್ತೇನೆ. ಅಷ್ಟು ಹೆಮ್ಮೆ ಇರಬೇಕು ನಮ್ಮ ಜನಗಳಿಗೆ, ನಮ್ಮ ಮಕ್ಕಳಿಗೆ. ಅದರಲ್ಲಿ ಕುಂದಾಪುರ ಕನ್ನಡ ಎನ್ನುವಂಥದ್ದು ಆಡು ಭಾಷೆ, ನಮ್ಮ ನಾಡು ಭಾಷೆ, ಅದು ನುಡಿ ಎನ್ನುವಂಥದ್ದು ನಮ್ಮ ಶಕ್ತಿ. ಅದು ಕುಂದಾಪುರ ಕನ್ನಡದ ಶಕ್ತಿ, ಅದನ್ನು ನಾವು ಬೆಳೆಸ್ಕು, ಅದನ್ನು ನಾವು ಉಳಿಸ್ಕು. ಹಾಗಾಗಿ ನಾನು ಪದ್ಯ ಬರೆದಿತ್ತಲ್ಲ, ಅಷ್ಟು ಆಗಲೇ ಕಾಲದಲ್ಲೇ ನಾನು ಪದ್ಯ ಬರೆದೆ. ಮಾತ್ರ ಅಲ್ಲ, ಭಾಷಣಗಳಲ್ಲಿ ವೇದಿಕೆ ಮೇಲೆ ನಾನು ಕನ್ನಡ ಕುಂದಾಪುರ ಕನ್ನಡ ಸರಾಗ ಮಾತಾಡೋಕೆ ಶುರು ಮಾಡಿದೆ. ಇವತ್ತು ಕುಂದಾಪುರ ಕನ್ನಡದ ಅಧ್ವರ್ಯು ಅಂತ ಹೇಳಿಸ್ಕೊಳ್ತಕ್ಕಂಥ ಎಷ್ಟೋ ಜನಕ್ಕೆ ವೇದಿಕೆ ಮೇಲೆ ಮಾತಾಡೋಕೆ ಬತ್ತಿಲ್ಲ.
1: ಇದು ಮಾತ್ರ ಸತ್ಯ,
2: ಸತ್ಯ. ಅವರು ಕುಂದಾಪುರ ಕನ್ನಡದ ಕಾರ್ಯಕ್ರಮಕ್ಕೆ ಬಪ್ಪದು ಮ್ಯಾಲ ಹೋಗಿ ನಂಗೆ ಕುಂದಾಪುರ ಕನ್ನಡ ಮಾತಾಡೋಕೆ ಬತ್ತಿಲ್ಲ ಅಂತ ಹೇಳಿ ಮಹನೀಯರೇ ಮತ್ತು ಮಹಿಳೆಯರೇ ಅಂತ ಹೇಳಿ ಶುರು ಮಾಡುದು ಪುಸ್ತಕದ ಕನ್ನಡ,
1: ನಿಜ
2: ಸಾಹಿತ್ಯದ ಕನ್ನಡ. ನನಗೆ ಬೇಜಾರಾಗ್ತದೆ, ಯಾಕೆ ಮಾತಾಡೋಕೆ ಆಗ್ತಿಲ್ಲ, ಯಾಕೆ ಪ್ರಯತ್ನ ಮಾಡುತ್ತಿಲ್ಲ. ಪ್ರಯತ್ನ ಮಾಡ್ಕ, ಈಗ ಎಷ್ಟು ಮಂದಿ ಮಾಡ್ತರು, ಈಗ ಎಷ್ಟೋ ಪತ್ರಿಕೆಗಳ ಲೇಖನ ಎಲ್ಲ ಬರುತ್ತೆ. ಇವತ್ತು ಈ ಸಲ ಸುಧಾದಲ್ಲಿ ಕಮಲಶಿಲೆ ಹಬ್ಬದ ಬಗ್ಗೆ ಒಂದು ಲೇಖನ ಕುಂದಾಪುರ ಕನ್ನಡದ ಬಂದಿತ್ತು, ನಂಗೆ ಭಾರಿ ಖುಷಿ ಆಯ್ತು. ಹಂಗೆ ಮಾಡ್ಕ, ಆ ರೀತಿ ಮಾಡ್ರೆ ಮಾತ್ರ ನಮ್ಮ ಭಾಷೆ ಉಳಿತು ಮತ್ತೆ ಬೆಳೀತು. ಅಷ್ಟು ಶಬ್ದಗಳು ನಮ್ಮ ಬಳಕೆಯಲ್ಲಿತ್ತು. ಇವರದ್ದು ಪುಸ್ತಕ ಇತ್ತಲ್ಲ, ಇವರ ಅಪ್ಪಯ್ಯನ ಆಸ್ತಿಕತೆ ಅಂತೇಳಿ ಇಷ್ಟಪ್ಪ ಪುಸ್ತಕ, ನೀವು ಅದು ಕಾಡ್ಕ. ಕುಂದಾಪುರ ಕನ್ನಡ ಒಂದು ಓತಸ್ರೋತವಾಗಿ ಹರಿವಿಕೆ ಇರತಕ್ಕಂತ ಒಂದು ಕಾದಂಬರಿ ಇದ್ರೆ ಅದು ಅಪ್ಪಯ್ಯನ ಆಸ್ತಿಕತೆ.
1: ಅದು ನಮ್ದು ಉಪಾಯದ್ರದ್ದು.
2: ಹೌದು
1: ಅಲ್ಲ?
2: ಹೌದೌದು, ಅಷ್ಟು ಒಳ್ಳೆ ಪುಸ್ತಕ ನಾನು ನೋಡ್ಲಿಲ್ಲಪ್ಪ. ಯಾವುದಲ್ಲ, ಮರಳಿ ಮಣ್ಣಿಗೆ ಕಾರಂತರದ್ದು ಬಹಳ ಪ್ರಸಿದ್ಧ, ಅದು ಮಣ್ಣಿನ ಕತೆ. ಕುಂದಾಪುರ ಕನ್ನಡ ಇಲ್ಲ ಇದರಲ್ಲಿ, ಯಾರಿಗೂ ಹೊಲಿಸು, ಯಾರನ್ನು ಹೊಲಿಸ್ತಕ್ಕಂಥ ರೀತಿಯ ಕುಂದಾಪುರ ಕನ್ನಡ ಇತ್ತು. ನನಗೆ ಎಷ್ಟೋ ಶಬ್ದ ಅರ್ಥ ಇರಲಿಲ್ಲ. ಆ ನಮನೆ ಹೇರಳವಾದಂಥ ಕುಂದಾಪುರ ಕನ್ನಡ ಪದಗಳನ್ನು ಬಳಸಿದ್ದಾರೆ ಉಪಾಧ್ಯರು. ಎಂಥ ಅದ್ಭುತ ಗೊತ್ತುಂಟ, ಹಾಂಗಿರ್ಕಂತ ಹೇಳೋದು ನಾನು ಒಂದು ಪುಸ್ತಕ. ಕುಂದಾಪುರ ಕನ್ನಡದವರು ತಮ್ಮ ಗ್ರಂಥಗಳಲ್ಲಿ ಅದನ್ನು ಬರೀಕಂತ ಹೇಳುವಂಥ ನನ್ನ ಕತೆಗಳಲ್ಲಿ ನಾನು ಕುಂದಾಪುರ ಕನ್ನಡ ಬಳಸಿದ್ದೆ. ನಾನು ಕತೆ ಪುಸ್ತಕ,
1: ನಾನು ಅದೇ ನಿಮ್ಮ ಕತೆ ಪುಸ್ತಕ ಓದೋ ಕಂಡೆ. ನಮ್ಮ ಮಾಬುಕಳ ಹೊಳೆ ದೋಣಿ ದೋಣಿ ಅದೊಂದು ಸೀನ್ ಇತ್ತಲ್ಲ, ದೋಣಿ
2: ದಾಟದೋಣಿ, ಅದ್ರಾಗ ಕುಂದಾಪುರ ಕನ್ನಡ ಇತ್ತು. ರುಕ್ಮಿಣಿ ಪ್ರಸಂಗ ಅಂತೇಳಿ ಒಂದು ಕತೆ ಇತ್ತು, ಅದರಲ್ಲಿ ಕುಂದಾಪುರ ಕನ್ನಡ. ನಾನು ಆದಷ್ಟು ಮಟ್ಟಿಗೆ ಅಲ್ಲಲ್ಲಿ ಕುಂದಾಪುರ ಕನ್ನಡನ ಭಾಷೆಯನ್ನ ಅಲ್ಲಲ್ಲಿ ಕತೆಗಳಲ್ಲೂ ಕೂಡ ಬಳಸಿದ್ದೆ, ಕವನ ಪದ್ಯಗಳಲ್ಲೂ ಬಳಸಿದ್ದೆ, ಭಾಷಣಗಳಲ್ಲಂತೂ ಬಳಸ್ತಾ ಬಂದಿದ್ದೆ. ಚಿಕಾಗೋದಲ್ಲಿ ಜಯಬೇರಿ ಕುಂದಾಪುರ ಕನ್ನಡ ಹೊಡೆದಿತ್ತು ಅಂತ ಹೇಳಕ್ಕೆ ನಂಗೆ ಭಾಳ ಸಂತೋಷ ಆಯ್ತು. ಹೀಗೆ ನಮ್ಮ ಕುಂದಾಪುರ ಕನ್ನಡ ಪಯಣ ಸಾಗ್ತಾ ಇತ್ತು. ಅದನ್ನು ಜನ ನೆನಪಿಟ್ಕೊಂಡಿದ್ದಾರೆ. ಆ ಟೈಮಲ್ಲಿ ಯಾರು ಮಾತಾಡದಿದ್ದಂಥ ಕಾಲದಲ್ಲಿ ಹೆಬ್ಬಾರ್ ಕುಂದಾಪುರ ಕನ್ನಡವನ್ನು ಗಟ್ಟಿ ಮಾಡಿ ಮಾತಾಡ್ರಲ್ಲೇ ಅಂಥೇಳಿ ಅವರು ಎದೆಗಾರಿಕೆಗೆ ಮೆಚ್ಚುತ್ತೆ ಅಂತ ಹೇಳೋರು ಇದ್ರು. ಇದೆಲ್ಲ ಎದೆ ಹೊಯ್ಲು ಅಂತ ಹೇಳ್ತಾರಲ್ಲ, ಹಾಗೆ ಎದೆ ಹೊಯ್ಲೆ. ಅದಕ್ಕೂ ಧೈರ್ಯ ಬೇಕಾಗ್ತದೆ, ಯಾಕಂದ್ರೆ ಜನ ತಕ್ಕಂತ ಇಲ್ಲ ಅಂತ ಒಂದು ಅನುಮಾನ ಇರುತ್ತೆ. ಆದರೆ ತಕ್ಕಂಡದಿತ್ತಲ್ಲ ಅದು ನನಗೆ ಅಷ್ಟು ಸಂತೋಷ ಸಂಭ್ರಮ ತಂದಿತ್ತು. ಯಾಕಂದರೆ ಚಪ್ಪಾಳೆ ಚಪ್ಪಾಳೆ ಕುಂದಾಪುರ ಕಂದ್ರೆ ಮಾತಾಡಿ ಕೂಡ ಚಪ್ಪಾಳೆ. ಅಯ್ಯೋ ನಮ್ಮನೆ, ನಾನು ಆ ಪದ್ಯ ಹೇಳಿದಲ್ಲ, ಒಂದೊಂದು ಲೈನಿಗೂ ಕೂಡ ಚಪ್ಪಾಳೆ ಬರ್ತಿತ್ತು ಆ ಸಮಯದಲ್ಲಿ.
1: ಈಗ ನೀವು ಕುಂದಾಪುರದಲ್ಲೇ ಹುಟ್ಟಿದವರು, ಕುಂದಾಪುರದಲ್ಲೇ ಬೆಳೆದವರು, ಕುಂದಾಪುರದ ಉದ್ದ ಅಗಲ ಆಳ, ಈಗ ಕುಂದಾಪುರದ ನಮ್ಮ ಪ್ಯಾಟಿಯೇ ತಕೊಂಡ್ರು ಕೂಡ ಅದ್ರ ಆಳ, ಅಲ್ಲಿ ಯಾವ ಮರ ಎಲ್ಲಿದ್ದಿತ್ತು, ಈಗ ಯಾವ ಮರ ಹೋಗಿ ಯಾವ ಬಿಲ್ಡಿಂಗ್ ಬಂದಿತ್ತು, ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಹತ್ರ ಇತ್ತು. ಸೊ ನಿಮ್ಗೀಗ ಈಗ 86 ವರ್ಷ ಸರ್?
2: 85 ಆಗಿ 86ಕ್ಕೆ ಪಾದಾರ್ಪಣೆ ನವೆಂಬರ್ 2ಕ್ಕೆ.
1: ನವೆಂಬರ್ 2ಕ್ಕೆ. ಸೊ ಇಷ್ಟು ವರ್ಷ ಈ ಭೂಮಿ ಮೇಲೆ ಅಂದ್ರೆ ಈ ಕುಂದಾಪುರದ ಬಾಳಿ ಬದುಕಿದ್ ನಿಮ್ಗೆ, ಆ ಕುಂದಾಪುರ ಆಗಳಿಕೆ ನೀವು ಶಾನಕಿಪ್ಪತ್ತಿಗಿದ್ದು, ಈಗಳಿಕೆ ಕುಂದಾಪುರ ಏನ್ ತುಂಬಾ ಡಿಫ್ರೆನ್ಸ್, ನಮ್ಮ ಭಾಷೆಯಲ್ಲಿ ಡಿಫ್ರೆನ್ಸ್ ಎಂತೆಲ್ಲ ಕಾಣುತ್ತೆ ಸರ್ ನಿಮ್ಗೆ?
2: ಈಗ ತುಂಬಾ ವ್ಯತ್ಯಾಸ ಉಂಟು. ಅಂದ್ರೆ ನಮ್ಮ ನಾವು ಸಣ್ಣದೀಪ್ ಸನಿಗೆ ಇದ್ದಂತ ಜೀವನ ಕ್ರಮ ಇತ್ತಲ್ಲ, ಆ ಜೀವನ ಕ್ರಮವೇ ಬೇರೆ. ಮತ್ತೆ ಆಗೆಲ್ಲ ಸಾಯಂಕಾಲ ಆದ ನಂತರ ಇಡೀ ಕಪ್ಪಾಗಿ ಹೋಗ್ತಿತ್ತು, ನಮ್ಮ ಇಡೀ ಕುಂದಾಪುರ ಪ್ಯಾಟಿ ಅನ್ನುವಂಥದ್ದು ಕಪ್ಪಾಗಿ ಹೋಗ್ತಿತ್ತು. ಒಬ್ಬ ಮಂಗಳ ಅಂತ ಹೇಳಿ ಒಬ್ಬ ಇದ್ದ, ಅವ ಪಂಚಾಯತ್ ಬೋರ್ಡ್ನ ಒಂದು ಕೆಲಸದವ. ಅವನ ಸೈಕಲ್ ಮೇಲೆ ಒಂದು ಏಣಿ ಇಟ್ಕೊಂಡು, ಒಂದು ಡಬ್ಬಿ ಚಿಮಣೆಣ್ಣೆ ಹಿಡ್ಕೊಂಡು ಬತ್ತಿದ. ಬಂದು ಅಲ್ಲಲ್ಲಲ್ಲಿ ದೀಪದ ಸ್ತಂಭ ಅಂದ್ರೆ ದೀಪದ ಕಂಬ ಇರ್ತಿತ್ತು, ಆ ಏಣಿ ಇಟ್ಟು ಕಂಬ ಹತ್ತ. ಕಂಬ ಹತ್ತಿ ಆ ಕನ್ನಡಿ ಡಬ್ಬಿ ಮೇಲೆ ಅದ್ರದ್ದು ಬಾಗಿಲು ತೆಗೆದು ಅದಕ್ಕೆ ಚಿಮಣೆಣ್ಣೆ ಹಾಕಿ ಬತ್ತಿ ಸ್ವಲ್ಪ ದೊಡ್ಡದು ಮಾಡಿ ದೀಪ ಹಚ್ಚಿ ಹೋತ. ಅವನು ಹೋಗಿ ಅರ್ಧ ಗಂಟೆಗೆ ದೀಪ ಹರಿ ಹೊತ್ತು, ಆಸಕ್ತಿ ಬೇರೆ. ಆದ್ರೆ ಅಲ್ಲಲ್ಲಲ್ಲಿ ಇದ್ದ ಕಂಬಕ್ಕೆಲ್ಲ ದೀಪ ಹಾಕಿ ಹೋಗ್ತಿದ್ದ ಮಂಗಳ ಅಂತ ಹೇಳಿ, ನಂಗೆ ಇವತ್ತಿಗೆ ನೆನಪಿತ್ತು. ಆದ್ರೆ ರಾತ್ರಿ 12 ಗಂಟೆ ಮೇಲೆ ಒಂದು ಚೂರು ಅಲ್ಲಿ ಬೆಳಕಿಲ್ಲ, ಕಪ್ಪು ಕತ್ಲೆ ಅಂದ್ರೆ ಅಷ್ಟು ಕಾರ್ ಕತ್ಲೆ, ನಮ್ಮ ಶಿವರಾಮ್ ಕಾಂತ್ರ ಚೋವನ್ ದುಡಿಗೆ ಬರ್ದಾಗೆ ಕಪ್ಪು ಅಂದ್ರೆ ಕಪ್ಪು, ಕತ್ಲೆ ಅಂದ್ರೆ ಕತ್ಲೆ ಅಂತ ಹೇಳಿ ಕಣ್ಣಿಗೆ ಕಣ್ಣು ತಾಗಿಸಿದ್ರು ಕಾಣದಷ್ಟು ಕತ್ತಲೆ ಅಂತ ಬರ್ತಿದ್ರು ಶಿವರಾಮ್ ಕಾಂತ್ರ ಚೋವನ್ ದುಡಿಲಿ. ಆ ರೀತಿಯಲ್ಲಿ ನಮ್ಮ ಕುಂದಾಪುರ ಇದ್ದಿತ್ತು. ಆದ್ರೂ ಕೂಡ ಕುಂದಾಪುರದ ದೊಡ್ಡ ದೊಡ್ಡ ಮನುಷ್ಯರೆಲ್ಲ, ನಾನು ಆಗ ಬರೋದಲ್ಲ, ಅವರೆಲ್ಲ ರಸಿಕತೆಯಿಂದ ಅಲ್ಲಿ ಹೋಗ್ತಿದ್ರು ಮಾರರೆ, ಇಲ್ಲಿ ಹೋಗ್ತಿದ್ರು ಮಾರರೆ ಅಂತ ಹೇಳುವಾಗ ಆಗ ನಾನು ಬಂದಿದ್ದೆ. ಏನಂದ್ರೆ ಈ ಇದೇ ರೀತಿಯ ಕತೆ, ಆ ಮಂಗಳನ ಕತೆ ಇತ್ತಲ್ಲ, ಅವ ದೀಪ ಹಚ್ಚುತ್ತಾ ಇದ್ದ ಅಂತೇಳಿ ಅದನ್ನು ಕತೆ ಹಾಕಿದೆ. ನಾ ಸಣ್ಣದ 20ಗೆ ಸಾಯಂಕಾಲ ಆಯ್ತಂದ್ರೆ ಕುಂದಾಪುರ ಇಡೀ ಊರು ಕಪ್ಪು ಹತ್ತಿತ್ತು. ಓ ಅಲ್ಲೊಂದು ಇಲ್ಲೊಂದು ಮಿಣಕ್ ಮಿಣಕ್ ಅಂತಿತ್ತು. ಕಂಬದ ಮೇಲೆ ಪಂಚಾಯತ್ನ ಬೆಳಕಿದ್ದಿತ್ತು. ಸೈಕಲ್ ಮೇಲೆ ಒಂದು ಏಣಿ, ಒಂದು ಡಬ್ಬಿ ತುಂಬ ಎಣ್ಣೆ ಹಾಯ್ಕೊಂಡು ಒಂದು ಮನುಷ್ಯ ಬರ್ಪುದಿತ್ತು. ಒಂದೊಂದೇ ಕಂಬಕ್ಕೆ ಏಣಿ ಇಟ್ಕೊಂಡು ಹತ್ತಿ ಎಣ್ಣೆ ಹಾಕಿ ದೀಪ ಹಚ್ಚುದಿತ್ತು. ಒಂದಿಷ್ಟು ಹೊತ್ತು ಈ ದೀಪ ಉರಿತಿದ್ದಿತ್ತು. ಕತ್ಲಾದ್ಮೇಲೆ ಕುಂದಾಪುರ ಸತ್ತಂಗಿತ್ತು. ಯಾರ್ಯಾರು ಎಲ್ಲೆಲ್ಲಿಗೆ ಕತ್ಲಾದ್ಮೇಲೆ ಹೋಗ್ತಿದ್ರೋ ಒಂದಾದ್ರೂ ನಮಗೆಲ್ಲ ಕಾಣ್ತಿರ್ಲಿಲ್ಲ. ಆದ್ರೂ ದೊಡ್ಡ ದೊಡ್ಡವರು, ಓ ಅವರು, ಓ ಇವರು, ಓ ಅವಳನ್ನ ಇಟ್ಕೊಂಡಿರು ಅಂತಿದ್ರಲ್ಲೇ. ಈಗಂತೂ ಕುಂದಾಪುರ ಬೆಳಕಾಯ್ತಲೆ, ಕತ್ಲೆಲ್ಲ ಹೋಯ್ತು, ಈಗ ಹಗಲಾಯ್ತಲೆ. ಈಗೆಲ್ಲ ದೊಡ್ಡವರು ಎಲ್ಲಿ ಹೋತ್ರೋ ಏನ್ ಕತಿಯೋ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ ಮಾರಾರೆ ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತೋ ನಂಗೆ ಗೊತ್ತಿಲ್ಲ ಅಂಥೇಳಿ. ಇದು ಆಗಿನ ಕಾಲದ ಕುಂದಾಪುರದ ರಾತ್ರಿಯ ಸ್ಥಿತಿ. ಒಂದೊಂದು ಅಂಗಡಿ ಕಾಣಕ್ಕೆ ವೆಂಕಟರಮಣನ ಅಂಗಡಿ ಅಂತ ಇಲ್ಲಿ ಇತ್ತು, ಒಂದು ಸಣ್ಣ ಅಂಗಡಿ, ಎಷ್ಟು ಗೂಡ ಅಂಗಡಿ. ಅವ ಆದ್ರೆ ಮುದ್ಕೊಂಡು ಕೂತ್ಕೊಂಬುದು, ಅದ್ರಾಗ ನಾವು ಹೋಗಿ ಪೆಪ್ಪರ್ ಮಿಂಟ್ ತಕೊಂಬುದು, ಅದ್ರ ಮೇಲೆ ಲಿಂಬೆ ಹಣ್ಣು ತಗೊಂಡ್ಬಪ್ಪದು. ಇಲ್ದಿದ್ದ ಸಾಮಾನು ಇಲ್ಲ. ಆ ನಮ್ಮನೆ ಸಣ್ಣ ಸಣ್ಣ ಅಂಗಡಿ, ಸೈಕಲ್ ಅಂಗಡಿ, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಸಣ್ಣ ಸೈಕಲ್ ತಗೊಂಡು ನಾವು ತಲುಕೆ ನರಿಬೇಡಕ್ಕೆ ಹೋಗೋದು. ನರಿಬೇಡದ ಮೇಲಿಂದ ಕೆಳಗೆ ಸೈಕಲ್ ತಗೊಂಡು ಇಳುವುದು, ಅಲ್ಲಿ ಬೀಳುದು. ಅದು ಈಗ ಎಣಿಸ್ಕೊಂಡ್ರೆ ಆ ಸೈಕಲ್ನ ಎಣ್ಣೆದ ಪರಿಮಳ ನನ್ನ ಮುಗಿಗೆ ಹೊಡಿತೀಗ. ಆಗಿನ ಕಾಲದ ಒಂದು ಅಭ್ಯಾಸದ ಅದು ನಮ್ಮ ಕಣ್ಣಿಗೆ ಮುಗಿಗೆ ಈಗ ಹೊಡಿತೀಗ. ಆಗ ಒಂದು ಆಣೆ ಕೊಟ್ರೆ ಒಂದು ಗಂಟೆ, ಒಂದು ಅರ್ಧ ಆಣೆ ಕೊಟ್ರೆ ಅರ್ಧ ಗಂಟೆ ಬಾಡಿಗೆ, ಬಾಡಿಗೆ ಸೈಕಲ್ ಅಷ್ಟೆಲ್ಲ. ನಾವು ಶಾಲೆಗೆ ಹೋದ್ರೆ ಹಾಗೆ, ಒಂದನೇ ಕ್ಲಾಸಿಗೆ ಒಂದು ಹಣೆ, ಎರಡನೇ ಕ್ಲಾಸಿಗೆ ಎರಡು ಹಣೆ, ಮೂರನೇ ಕ್ಲಾಸಿಗೆ ಮೂರು ಹಣೆ, ನಾಲ್ಕನೇ ಕ್ಲಾಸಿಗೆ ನಾಲ್ಕು ಹಣೆ, ಐದನೇ ಕ್ಲಾಸಿಗೆ 5 ಹಣೆ
3: ಫೀಸ್
2: ಆಗಿಲ್ಲ. ಆ ರೀತಿಯಲ್ಲಿ ನಡೆಯುದು. ಆಗ ಒಂದು ಓಲಿ ಕೊಡೆ ಹಿಡ್ಕೊಂಡು ನಾವು ಶಾಲೆಗೆ ಹೋಗುದು, ಓಲಿ ಕೊಡೆ. ಆ ಓಲಿ ಕೊಡೆ ಹಿಡ್ಕೊಂಡು ಶಾಲೆಗೆ ಹೋದ್ರೆ ಓಲಿ ಕಡೆ ಹಿಡಿದು ಶಾಲೆ ಹೊರಗಿನ ಗೋಡಿ ತಾಯಿಸಿ ಹಿಡ್ಕು ಸಾಂಚಿ ಇಡು. ಅಲ್ಲಿ ನಾವು ಒಳಗೆ ಕೂತ್ಕೊಂಡು, ಒಳಗೆ ಕೂತ್ಕೊಂಡ್ರೆ ಜೋರ್ ಗಾಳಿ ಬಂದ್ರೆ ಓಲಿ ಕೊಡೆಯೆಲ್ಲ ರೊಯ್ ರೊಯ್ ರೊಯ್ ರೊಯ್ ರೊಯ್ ರಸ್ತೆ ಮೇಲೆ ಓಡು, ರಸ್ತೆ ಹೋಯ್ತು. ನಾವು ಶಾಲೆ ಮಾಸ್ಟರ್ನ್ಗೆ ಅಂತಿಲ್ಲ, ಯಾರನ್ಗೆ ಅಂತಿಲ್ಲ, ಬಡ ಬಡ ಬಡ ಓಡುದು. ಅದ್ರ ಯಾವ್ದು
3: ಕೊಡೆಯಿಂದ
2: ಕೊಡೆಯಿಂದ ಓಡಿ ನಮ್ ನಮ್ ಕೊಡೆ ಹಿಡ್ಕೊಂಬಪ್ಪ ಮಾಸ್ಟರ್ ಕಕ್ಕಾ ಬಿಕ್ಕಿ ಮಕ್ಳಿಲ್ಲ. ನಮ್ ಕೊಡೆ ಅಂತ ಗೊತ್ತಾಪ್ಗೆ ನಾವು ಎಂತ ಮಾಡ್ತಿತ್ತಾಗ, ಆಗೆಲ್ಲ ಡಾಮರ್ ಹತ್ತಿತ್ತು ಕೊಡೆಗೆ, ಹೊರಗಿಂದ ಹೊರಗಿಂದ ಡಾಮರ್ ಹತ್ತಿದ್ರೆ ಕೊಡಿ ಸ್ವಲ್ಪ ಬಾಳ್ಕೆ ಬತ್ತಂದಳಿ, ಇಲ್ಲದೆ ಕೊಳಿತು ಬೇಗ. ಡಾಮರ್ ಹತ್ತಿರ ಕೊಳಿತಿಲ್ಲ ಓಲಿ ಕೊಡೆ. ಒಳಗೆ ಅದೇ ಡಾಮರ್ ಕಡ್ಡಿಯಿಂದ ನಾನು ಶಂಕರ ಅಂತ ಬರೀತಿದ್ದೆ ನನ್ನ ಹೆಸರು, ಮತ್ತೆ ಮಕ್ಕಳ ಹೆಸರು ಬರೀತಿದ್ದೆ ಲೀಲಾ ಲಲಿತಾ. ನಾನು ದೊಡ್ಡ ಆರ್ಟಿಸ್ಟ್ ಆಗ, ಯಾಕಂದ್ರೆ ಅಲ್ಲ ಮಕ್ಕಳಿಗೆಲ್ಲ ಶಾಲೆಗೆ ಕೊಡಿ ಹೆಸರು ಬರ್ಕೊಡೋದು, ಶಂಕರಣ್ಣಯ್ಯ ನನ್ನ ಹೆಸರು ಬರ್ಕೊಡೋದು, ನನ್ನ ಹೆಸರು ಬರ್ಕೊಡೋದು, ಮಕ್ಕಳಲ್ಲಿ ಬರ್ಬೋದು, ಅವ್ರ ಒಂದು ಗಡ್ಡಿ ತಕೊಂಡು ಡಾಮರಿಗೆ ಅದ್ದಿ ಬರ್ಕೊಡೋದು. ಆದ್ರೆ ಆಗಿನ ಕಾಲದ ಕತೆ ಇಲ್ಲ, ಹಿಂಗ ಅಲ್ಲಿ ಹೋಗಿ ಶಾಲೆಗೆ ನೆಲದ ಕುತ್ಕೊಂಡು ಬೇಂಚ್ ಇರ್ಲಿಲ್ಲ, ಅಯ್ಯೋ ಪುಕ್ಳಿ ಎಲ್ಲ ಮಣ್ಣು ಚಡ್ಡಿ ಎಲ್ಲ ಕೊಳೆ, ವಾರಕ್ಕೆ ಮೂರ್ ಚಡ್ಡಿ ಬೇಕತ್ತ ಅಂತ ಸಂದರ್ಭ ಆ ನಮ್ಮನೆ ಒಂದು ಸ್ಥಿತಿ ಇದೈತೆ. ಈಗ ನಮ್ಮ ಒಳ್ಳೆ ಆಯ್ತು ಆಸಕ್ತಿ ಬೇರೆ, ಆಗಿನ ಕಾಲದ ಒಂದು ಹಳೆ ಕತೆ. ಆದ್ರೆ ಅಷ್ಟು ಒಂದು ಚಂದ ಇತ್ತು ಶಾಲೆ, ನಮಗೆ ಇವತ್ತಿಗೂ ಒಂದು ಭಾವನಾತ್ಮಕ ಸಂಬಂಧ ಇತ್ತು ಆ ಶಾಲೆಗೆ, ಹಿಂದೂ ಶಾಲೆ ಅಂತೇಳಿ ಇಲ್ಲಿ ನಮ್ಮ ಆಸ್ಪತ್ರೆ ಎದುರಿಗಿತ್ತಲ್ಲ, ಬಂಟ್ವಾಳ ರಘುನಾಥ ರಾಯರ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೆಸರು ಅದರದ್ದು. ಎಂಥ ಒಂದು ಮಾಸ್ಟರ್ಗಳು, ಎಷ್ಟು ಒಳ್ಳೆಯ ಶಿಸ್ತು ಇದ್ದಿತ್ತು, ಮತ್ತೆ ಗೋಡೆ ಮೇಲೆ ಬರೆದಿತ್ತು ಏನು, ದೇವರ ಭಯವೇ ಜ್ಞಾನದ ಮೂಲ. ಎಲ್ಲರೂ ಕೇಂದ್ರೀಯ ನಮ್ಮ ಶಾಲೆಯಲ್ಲಿ ಆಗ ದೇವರ ಭಯವೇ ಜ್ಞಾನದ ಮೂಲ, ಕಡೆಗೆ ಸತ್ಯಂ ವದ ಧರ್ಮಂ ಚರ. ಈಗೆಲ್ಲ ಎಲ್ಲಿತ್ತು, ಯಾವ ಶಾಲೆಯಲ್ಲಿ? ಈಗೆಲ್ಲ ಒಂದು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಶಾಲೆ ಕಟ್ತರು, ಇಂಥದ್ದು ಒಂದು ಒಂದು ಗೋಡೆ ಬರಹಿಲ್ಲ. ನಮಗೆಲ್ಲ ಅಚ್ಚಳಿದೆ ನಮ್ಮ ಮನಸ್ಸೊಳಗೆ ಅದು, ನಾವು ಈ ಸಂಸ್ಕೃತಿಯ ಬೇರೆ ಊರ್ ಕಾರಣ ಆ ರೀತಿಯ ಗೋಡೆ ಬರಹ, ಆ ರೀತಿ ಆಗಿನ ಕಾಲದ ಕುಂದಾಪುರ ಹಾಂಗಿತ್ತು. ಇಲ್ಲೇ ನಿಮ್ಮ ವೃಂದಾವನ ಹೋಟ್ಲ್ ಹತ್ರ ದೊಡ್ಡ ಹೊಂಡ, ಅದು ಈ ಗಾಡಿ ಎಲ್ಲ ನಿಲ್ಲುವಂತ ಜಾಗ ಇತ್ತು. ನಾಟಕ ಕಂಪನಿ ಎಲ್ಲ ಬಪ್ಪದ ಅಲ್ಲಿಗೆ ಎಲ್ಲ ನಡೆ, ವೀರ ಗುಬ್ಬಿ ವೀರಣ್ಣನ ನಾಟಕ ಸಮೇತ ಅಲ್ಲಿ ಪ್ರದರ್ಶನ ಆತಿತ್ತು. ಎಂತೆಂತ ದೊಡ್ಡ ಅಭಿನಯಕಾರರು ಆಕ್ಟರ್ ಎಲ್ಲ ಬರ್ತಿತ್ತು. ಕುಂದಾಪುರದವರೇ ಕೆಲವರೆಲ್ಲ ಒಳ್ಳೊಳ್ಳೆ ಆಕ್ಟರ್ ಇದ್ದಿದ್ರು ಅಲ್ಲಿ, ಅಲ್ಲಿ ನಾಟಕ ಎಲ್ಲ ಆಗ್ತಾ ಇದ್ದಿತ್ತು. ನಂತರ ಗಾಡಿ ಬೇಡ ಅಂತೇಳಿ ಯಾವ್ದು ಏನು ಅಜಂತ ಪ್ರಶ್ನೆ ಎದುರಿಗೆ, ಈಗ ಬಸ್ ಸ್ಟ್ಯಾಂಡ್ ಬಂದಿತ್ತಲ್ಲ, ಈಗ ಬಸ್ ಸ್ಟ್ಯಾಂಡ್ ಅಲ್ಲ ಅದು, ಈಗ ICICI ಬ್ಯಾಂಕ್ ಕಟ್ಟಡ ಇತ್ತಲ್ಲ ಅದು ಮುಂಚೆ ಖಾಲಿ ಜಾಗ, ಅದು ಬಸ್ ಸ್ಟ್ಯಾಂಡ್, ಹಳಿ ಬಸ್ ಸ್ಟ್ಯಾಂಡ್. ಅಲ್ಲಿ ಗಾಡಿ ಬೇಡ, ಗಾಡಿ ಬೇಡ ಅಂದ್ರೆ ಸಂತಿ ಪಾಪ ಗಾಡಿ ಎಲ್ಲ ನಿಲ್ಲುದೇ ಅಲ್ಲಿ. ನಮಗೆ ಗಮ್ಮತ್ ಅಂತ ಹೇಳಿದ್ರೆ ಸಂತಿ ಪಾಪ ಗಾಡಿ ನಿಲ್ಲುವ ಜೊತೆಗೆ ಆ ಗಾಡಿ ಎತ್ತಿಗಳನ್ನ ಅಡ್ಡ ಹಾಕಿ ಮಲಸಿ ಅದರ ಲಾಳ ಕೆತ್ತುದು ಉಂಟಲ್ಲ ಅದು ಕಾಮಕ್ಕೆ ನಾವು ಹೋಗ್ಬೋದು. ಎತ್ತುಗಳನ್ನ ಕೆಳ ಹಾಕಿ ನಾಲ್ಕು ಕಾಲನ್ನ ಹಗ್ಗ ಹಾಕಿ ಕಟ್ಟಿ ಆ ಲಾಳ ಎಲ್ಲ ಕೆತ್ತುದು ಇತ್ತಲ್ಲ ಅದಕ್ಕೆ ಒಂದು ಜನ ಬರ್ತಿತ್ತು, ಅವ್ರಿಗೆಲ್ಲ ದುಡ್ಡು ಆಗ ಅಂತೆಯ ಸಮಯ. ಆ ಲಾಳ ಕೆತ್ತುದು ಮತ್ತೆ ಮೊಳೆ ಹಾಕಿ ಲಾಳ ಹೊಡೆಯುದು, ಅದಕ್ಕೆ ಗೊರಸುಗಳಿಂದ ಕೆತ್ತುದು ಲಾಳ ಹೊಡೆಯುದು, ಗೊರಸು ಕೆತ್ತುವಂತ ಕೆಲಸ ಇತ್ತಲ್ಲ ಅದ್ಭುತ. ಅದನ್ನ ನೋಡುವಂತದ್ದು
4: ನೀವೆಲ್ಲ ಅದನ್ನ ಕಾಮಕ್ಕೆ
2: ಅದನ್ನ ಕಾಮಕ್ಕೆ ಹೋಗ್ತಿತ್ತು ಈ ಗಾಡಿ ಬೇಣಕ್ಕೆ. ಅದಲ್ಲದೆ ನಮ್ಮ ಕೋರ್ಟ್ ಇತ್ತಲ್ಲ, ಕೋರ್ಟಿನ ಎದುರುಗಡೆ ದೊಡ್ಡ ಒಂದು ವಿಶಾಲವಾದಂತ ಜಾಗ, ಆಗ ಇವರು ಅಲ್ಲಿ ಗಾಡಿ ಬೇಣ, ಸಂತೆಯ ಗಾಡಿ ಎಲ್ಲ ಬಪ್ಪದ ಅಲ್ಲಿಗೆ, ಸಂತೆ ಗಾಡಿ ಎಲ್ಲ ಅಲ್ಲಿ ಗಾಡಿ ಅವರಿಗೆಲ್ಲ ನೆರಳು ಆಯ್ಕಂತೇಳಿ ಶ್ರೀರಾಮಕಾಂತ ಅಣ್ಣ ರಾಮಕೃಷ್ಣ ಕೇಳ್ಕಂತ ಮರ ನೆಟ್ಟಿದ್ರು, ಅಷ್ಟು ಮರ ನೆಟ್ಟಿದ್ರು ಅಲ್ಲಿ ನೆರಳು ಬೇಕಂತೇಳಿ. ಅಲ್ಲಿ ಗಮ್ಮತ್ ಗುರೀತ, ಅಲ್ಲಿ ಗಾಡಿ ಎಲ್ಲ ಗಾಡಿ ಬೇಣದ ಗಾಡಿ ಬಂದಾಗ ಬಪ್ಪದೆಲ್ಲ ಹುಡುಗ ಹುಡುಗಿರು ಒಂದೊಂದು ಬಾಲ್ದಿ ಹಿಡ್ಕೊಂಡು ಬಪ್ಪದು, ಎಂತ ಗುರೀತ ಎತ್ತಲ್ಲ ಸೆಗಣಿ ಹಾಕತ್ತಲ್ಲ, ಆ ಎತ್ತು ಹಾಕಿದ ಸೆಗಣಿಯನ್ನ ಹಿಡ್ಕೊಂಡು ಮನೆಗೆ ಹೋಗುದು, ಮನೆ ಸಾರ್ಸೋಕೆ ಸೆಗಣಿ ಬೆರಟೆ ಮಾಡೋಕೆ ಎಲ್ಲ, ಅಷ್ಟು ಬಡತನ ಆಗಿನ ಕಾಲದಲ್ಲಿ. ಆ ನಮೂನಿಯ ಒಂದು ಸಂಸ್ಕೃತಿ, ಆ ನಮೂನಿಯ ಒಂದು ವಿಚಾರ ಆಚಾರ ವಿಚಾರ ಎಲ್ಲ ನಡೀತಿತ್ತು ಕಾಲದಲ್ಲಿ.
4: ಈಗ ನಮ್ಮ ಗಾಂಧಿ ಮೈದಾನ ನರಿ ಬೇಣಂದೆ ಅಂತಕ್ಕೆ,
2: ಅದಕ್ಕೆ ನರಿ ಬೇಣ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಅಲ್ಲಿ ಮಸ್ತ್ ನರಿ, ನಾನು ಸಣ್ಣ ಇರುವಾಗಲೇ ನರಿ ಕೂಗಕ್ಕೆ ಅಂತಿದ್ದೆ ನಾನು, ಅಲ್ಲಿ ಪೊಟ್ರೆಲ್ಲ ನರಿ ಇರ್ತಿತ್ತು, ಸಾಯಂಕಾಲ ರಾತ್ರಿ ಆದ ಕೂಡ ನರಿ ಹೊರಗೆ ಬಂದು ಕೂವ ಕೂವ ಕೂವ ಕೂವ ಕೂ ಅಂತ ಕೂಗಕ್ಕೆ ಅಂತಿತ್ತು, ಹಾಗೆ ನರಿ ಬೇಣ ಅಂತ ಅದಕ್ಕೆ ಹೆಸರು ಬಂದದ್ದು. ಕಡೆಗೆ ಅದು ಈ ಗಾಂಧಿ ಮೈದಾನ ನೆಹರು ಮೈದಾನ ಹೀಗಿದ್ದೆಲ್ಲ ಹೆಸರು ಹೊಸ ಹೊಸ ಹೆಸರು ಬಹು ಶುರು ಆಯ್ತು. ರಾತ್ರಿ ಕತ್ಲಾದ್ಮೇಲೆ ಅಲ್ಲಿ ಹೋಗೋಕೆ ಸಾಧ್ಯ ಇಲ್ಲ, ಅಲ್ಲಿ ಜನ ಹೇಳುದು ದೊಡ್ಡ ಮರ ಇತ್ತು, ಬ್ರಹ್ಮರಾಕ್ಷಸಿ ಇತ್ತು, ಹೋಯ್ಬೇಡಿ ಅಲ್ಲಿ ಅಂತ
4: ಹೇಳುದು.
2: ಮರ ಎಲ್ಲ ಹೋಯ್ತು, ಬ್ರಹ್ಮರಾಕ್ಷ ಅಂತ ಕತೆ ಯಾಕೆ ಹಾಕಿದ್ದಂತ ಕಡಕೆಂಸನಿಗೆ, ನಮ್ಮಲ್ಲಿ ಕೆಲವು ರಸಿಕರೆಲ್ಲ ದೊಡ್ಡ ದೊಡ್ಡ ವಕೀಲರೆಲ್ಲ ರಾತ್ರಿ ಕಟ್ಟಿ ಲಾಟನ್ ಹಿಡ್ಕೊಂಡು ಜನ ಇವ್ರು ಹೋಗೋದು ಬೇರೆ ಮನೆಗೆ, ಅದಕ್ಕೆ ಅವ್ರ ಗುಟ್ಟು ಗೊತ್ತಂದ್ರೆ ನಮ್ಗೆಲ್ಲ ಅಲ್ಲಿ ಹೋಯ್ಬಡಿ ಅಲ್ಲಿ ಬ್ರಹ್ಮರಾಕ್ಷಿಸಿತ್ತಂತ ಹೇಳುದು ಹೆದರ್ಸು ಆಗಿನ ಕಾಲದಲ್ಲಿ. ಅದು ಮತ್ತೆ ಗಾಡಿ ಬರ್ತಿತ್ತಲ್ಲ ಸಂತಿಗೆ, ಸಾಲ್ ಸಾಲ್ ಸಾಲ್ ಸಾಲ್ ಗಾಡಿ ಬರುದು, ಆ ಗಾಡಿ ಎತ್ತುಗಳ ಕಣ್ಣು ಹೊಳೆದು ಕಾಣ್ಕ ನೀವು ರಾತ್ರಿ ಹೇಳಿ ಎಂತ ಪಳ ಪಳ ಪಳ ಪಳ ಹೊಡೆಯುದು. ಅದ್ರ ಜೊತೆಗೆ ಆ ಗಾಡಿ ಒಂದು ಹಾಡು ಹಾಡುದು, ಓ ಅಂತ ಕಂಡು ಹಾಡು ಹಾಡುದು. ಆ ಹಾಡೆಲ್ಲ ಸಂಗ್ರಹ ಮಾಡಿದ್ರೆ ಇವತ್ತಿಗೆ ಎಷ್ಟು ದೊಡ್ಡ ಸಾಹಿತ್ಯ ಆಗ್ತಿತ್ತು, ಅದೆಲ್ಲ ಆಶಿಕ ವಿಧಿಗಳು ಅಲ್ಲೆಲ್ಲ ಹಾಡ್ತಿದ್ರು. ಇದೆಲ್ಲ ಎಲ್ಲಿ ಹೋಯ್ತು, ಅದೇ ನಂಗೆ ಬೇಜಾರಾಗುದು. ಆಗಿನ ಸಂಸ್ಕೃತಿ ಬೇರೆ, ಈಗಿನ ಸಂಸ್ಕೃತಿ ಬೇರೆ, ಮತ್ತೆ ಆಗ ಒಂದೇ ಶಬ್ದ ಒಂದೇ ರಸ್ತೆ, ಅದು ಧೂಳು ರಸ್ತೆ, ತಾರೋಡ್ ಇಲ್ಲ, ಎಷ್ಟು ಮಟ್ಟಿಗೆ ಬೆಳೀತು.
4: ಅಲ್ಲ, ನಿಮ್ಗೆ ಎಂತ ಅನ್ಸುತ್ತೆ ಈಗ ನಮ್ಮ ಕುಂದಾಪುರ ಈ ತರ ಬೆಳೆದಿದೆಯಲ್ಲ?
2: ಅದು ನೋಡಿ, ನಾಗರಿಕತೆ ಬೆಳೆದ ಹಾಗೆ ಅವಶ್ಯಕತೆಗಳು ಜಾಸ್ತಿ ಆದ ಹಾಗೆ ಬೆಳೀತಾ ಬೆಳೀತಾ ಬೆಳೀತಾ ಹೋಗ್ತದೆ. ಈಗ ಕಾಂಕ್ರೀಟ್ ಬಂತು, ಸಿಮೆಂಟ್ ಬಂತು, ಈಗ ಒಂದು ಮನೆ, ಆಗಿನ ಮನೆ ಅಂತ ಹೇಳಿದ್ರೆ ಒಂದು ಜಂತಿ, ಒಂದು ಪಗಾಶಿ, ಒಂದು ಮಾಡ್ ಹಿಂಗಿಂದೆಲ್ಲ ಇರ್ತಿತ್ತು. ಒಂದು ಚಾವಡಿ, ಒಂದು ಅಡುಗೆ ಕೋಣೆ, ಒಂದು ಭೋಜನ ಶಾಲೆ, ಒಂದು ದೇವ್ರ ಕೋಣೆ, ಒಂದು ಪಡಸಾಲೆ, ಹಿಂಗೆಲ್ಲ ಇದ್ದಿತ್ತು. ನಮ್ಮನೆಯೇ ತಗೊಂಡು ನಮ್ಮನೆಗೆ ಗೇಟ್ ದಾಟಿ ಒಳಗೆ ಬಂದ್ರೆ, ಗೇಟ್ ದಾಟಿಗೆ ಮುಂಚೆ ಎರಡು ಗೋಪುರ ಇತ್ತು ಗೇಟಿಗೆ, ನಂತರ ಪಾಗರ ಇದ್ದಿತ್ತು. ಆ ಪಾಗರ ದಾಟಿ ಒಳಗೆ ಬಂದ್ರೆ ತಗಡಿನ ಚಪ್ರ, ತಗಡಿನ ಚಪ್ರ ಅಂದ್ರೆ ಅಪ್ಪಡ, ಅಪ್ಪಡ ಕನ್ನಡ ಶಬ್ದ ಅದು, ತಗಡಿನ ಚಪ್ರ. ಆಯ್ತಾ, ತಗಡಿನ ಚಪ್ರ ದಾಟಿ ಒಳಗೆ ಬಂದ್ರೆ ಚಾವಡಿ, ಚಾವಡಿ ಅಂತಲೇ ಹೇಳುದು. ಈಗ ಅದಕ್ಕೆ ಈಗ ಚಾವಡಿ ಅಂದ್ರೆ ಹತ್ತತ್ತಿಲ್ಲ ಒಳಗೆ ಒಳ, ಅದಕ್ಕಿಂತ ಒಳಗೆ ಬಂದ್ರೆ ಪಡಸಾಲೆ, ಪಡಸಾಲಿಂದ ಒಳಗೆ ಬಂದ್ರೆ ದೇವ್ರ ಕೋಣೆ, ದೇವ್ರ ಕೋಣೆಯಿಂದ ಆಚೆ ಬಂದ್ರೆ ಭೋಜನ ಶಾಲೆ, ಭೋಜನ ಶಾಲೆಯಿಂದ ಅಡಿಗೆ ಕೋಣೆ, ಅಡಿಗೆ ಕೋಣೆ ಆದ್ರೆ ಬಚ್ಲಿ ಕೋಣೆ, ಆಮೇಲೆ ಪಾಯ್ಕಾನೆ. ಈಗ ಬಚ್ಲಿ ಮನೆ ಪಾಯ್ಕಾನೆ ಹೆಸರೇ ಇಲ್ಲ.
4: ಮತ್ತೆ ಬಚ್ಲಿ ಮನೆ ಪಾಯ್ಕಾನೆ ಮನೆ ಒಳಗಲ್ಲ, ಹೊರಗೆ
2: ಕಂಪೌಂಡ್ ಅಂದ್ರೆ ಹಿಟ್ಲು, ಆಗಲೇ ಹಿಟ್ಲು, ಹಿಟ್ಲು ಅಂದ್ರೆ ಭಾರಿ ಪ್ರಸಿದ್ಧ. ಹಿಟ್ಲಲ್ಲಿ ಬಾವಿ, ಆಮೇಲೆ ಬಾವಿಯಲ್ಲಿ ಬಟ್ಟೆ ಒಗ್ಯಕ್ಕೊಂದು ಕಲ್ಲು, ಪಾತ್ರ ಒಗ್ಯಕ್ಕೊಂದು ಕಲ್ಲು, ಹಿಂಗಿಂದಲ್ಲ. ಅದೇ ಆಗಿನ ಸಂಸ್ಕೃತಿ. ಈಗ ಎಷ್ಟು ಬದಲಾವಣೆ ಆಯ್ತಂತ ಹೇಳಿದ್ರೆ, ಈಗ ನಮ್ಮ ಇವನೇ ಇಂಗ್ಲಿಷ್ ಸುಟ್ಟು ಕೊಟ್ರೆ ಬತ್ತಿಲ್ಲ ಅಂತ ಹೇಳುವ ಕಾಂಟ್ರಾಕ್ಟ್ ಆದವ, ಈಗ ಬಂದು ವಕೀಲ್ರೆ ಇದು ನಮ್ಮ ಸೈಟ್, ಜಾಗ ಅಂತಿಲ್ಲ, ಇದು ನಮ್ಮ ಸೈಟ್, ಇದು ನಮ್ಮ ಸೈಟ್, ಇದು ಕಾಣಿ ಇದು ಫೌಂಡೇಶನ್, ಇದು ಕಾಣಿ ಇದು ನಮ್ಮ ಬಿಲ್ಡಿಂಗ್ ಅಂತ ಹೇಳ್ತಾ, ಇದೀಗ ಪೋರ್ಟಿಕೋ, ಇದು ಮತ್ತೆ ಇದು ಬಂತು ಮೇಲೆ ಟೆರೇಸ್ ಕಾಂಕ್ರೀಟ್, ಹೀಗೆಲ್ಲ ಹೇಳ್ತಾ ಇರ್ತಾರೆ ಹೊರತು ಒಂದೇ ಒಂದು ಹಳೆ ಕನ್ನಡದ ಒಂದು ಶಬ್ದ ಅವ್ರ ಬಾಯಿಗೆ ಬಂದ್ರೆ ಕೇಳಿ. ಹಾಗಾಗಿ ಚಾವಡಿ ಹೋಯ್ತು, ಭೋಜನಶಾಲೆ ಹೋಯ್ತು, ಅಡಿಗೆ ಕೋಣೆ ಹೋಯ್ತು, ದೇವ್ರ ಕೋಣೆ ಹೋಯ್ತು, ದಾಸ್ತಾನು ಕೋಣೆ, ಸಾಮಗ್ರಿ ಕೋಣೆ ಎಲ್ಲ ಹೋಯ್ತು. ಇದೆಲ್ಲ ಈ ಬದಲಾವಣೆ ಆದಂತ ಸಂಗತಿಗಳು. ಆದ್ರೆ ನಾಗರಿಕತೆ ಎಂತ ಮಾಡಬಹುದು, ನಾವು ಎಂತ ಮಾಡಬೇಕಂತ ನಮ್ ಕೈಗೆ ಎಂತ ಇಲ್ಲ. ನೆನಪಿನಿಂದ ಹಳೆಯ ನೆನಪುಗಳನ್ನ ಮಾತ್ರ ಇಲ್ಲಿ ಮರುಕಳಿಸ್ತಾ ಇರತಕ್ಕಂಥದ್ದು ನಮ್ ಕೆಲಸ ಅಷ್ಟೇ. ಹಾಂಗಾಗಿ ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಬರೀ ಕನ್ನಡ ಅಲ್ಲ, ಅದು ನಮ್ಮ ಬದುಕು ಮಾತ್ರ ಅಲ್ಲ. ಬದುಕಿನಲ್ಲಿ ಏನು ಸೀರೆ ಹೋಗಿದೆ, ಅದರಲ್ಲಿ ಅಪ್ಪಿ ಮಿಡಿ ಉಪ್ಪಿನಕಾಯಿ ಬಂತು, ಪತ್ರಡೆ ಬಂತು, ಶಾಮಿಗೆ ಬಂತು, ಕಾಯಿಹಾಲ್ ಬಂತು, ನಮ್ಮ ಜನಜೀವನ ಬಂತು, ನಮ್ಮ ಆಗಿನ ಕಾಲದ ಆಟ ಓಟ ಕಲೆ ಎಲ್ಲ ಬಂತು ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ. ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಒಂದು ಸಮಗ್ರವಾದಂತಹ ಒಂದು ಜೀವನ, ಸಮಗ್ರವಾದಂತಹ ಒಂದು ಬದುಕು, ಅದರಲ್ಲಿ ಎಲ್ಲವೂ ಬಂದ್ರೆ ಆಗ ಕುಂದಾಪುರ ಕನ್ನಡ ಎನ್ನುವಂತಹದ್ದು ನಮ್ಮನ್ನ ಒಳ್ಳೆ ಸ್ವಾರಸ್ಯಕರವಾಗಿ ನಾವು ಅದನ್ನ ಸವಿಲಿಕ್ಕೆ ಸಾಧ್ಯ ಇತ್ತು ಅಂತ ನನಗೆ ಅನಿಸ್ತು.
5: ಈಗ ನೀವು ಮದುವೆ ಆದವರು ಕಾಸರಗೋಡಿನವರು, ಅವರಿಗೆ ಇಲ್ಲಿ ಬಂದಾಗ ಯೂಶುವಲಿ ಅದೊಂದು ಇರುತ್ತೆ. ಈಗ ತುಳುವಿನವರು ಅಥವಾ ಬೇರೆ ಭಾಷೆಯವರು ಕುಂದಾಪುರಕ್ಕೆ ಬಂದಾಗ ಅವ್ರಿಗೆ ಫಸ್ಟ್ ಕುಂದಾಪುರ ಕನ್ನಡ ಅರ್ಥವೇ ಆತಿಲ್ಲ. ನಮ್ಮ ಭಾಷೆ ಅಷ್ಟು ಸ್ಪೀಡ್, ನಾವು ಮಾತಾಡೋದು ಅಷ್ಟು ಯಂತ್ರ ಗಡಿ ಬಿಡಂಗೆ ಮಾತಾಡ್ದಂಗೆ, ಅವರಿಗೆ ಎಷ್ಟು ಅಯೋಮಯ ಆಯ್ತು, ಅವ್ರು ಎಷ್ಟು ನಮ್ಮ ಭಾಷೆನ ಪ್ರೀತಿಸೋಕ್ ಶುರು ಮಾಡ್ರ, ನೀವು ಅದಕ್ಕೆ ಎಂತೆಲ್ಲ ಸರ್ಕಸ್ ಮಾಡ್ಕಾಯ್ತ
2: ಬಂದು ಕೂಡ ಹಾಂಗೆ ಆಯ್ತು. ಅವರಿಗೆ ಅವರದೆಲ್ಲ ಬಹಳ ಬಿಡಿಸಿ ಬಿಡಿಸಿ ಬಿಡಿಸಿ ಆಡುವಂತ ಮಾತು, ಅದು ಪುಸ್ತಕದ ಕನ್ನಡವನ್ನ ಅವರು ಮಾತನಾಡ್ತಕ್ಕಂತ ರೀತಿ. ನಾನು ನಮ್ಮ ಅವರಿಗೆ ಅಲ್ಲಿ ಹೋದಾಗ ಅವಳ ತಂಗಿ ಹತ್ರ ಕೇಳಿದೆ, ಈ ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತ ಕೇಳಿದೆ. ಅವಳು ಅಷ್ಟು ಸ್ಪೀಡ್ ಆಗಿ ನಾನು ಹೇಳಿದ್ದೆ, ಅವಳಿಗೆ ಅರ್ಥವೇ ಇಲ್ಲ ಎಂತ ಏನಂತ ಕೇಳಿದ್ಲು. ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತೇಳಿ, ಆಗ ಅವಳು ಹೇಳಲು ಕಾಸರಗೋಡಿನಲ್ಲಿ ಕನ್ನಡ ಸಿನಿಮಾಗಳು ಅಪರೂಪಕ್ಕೆ ಬರುತ್ತವೆ ಅಂತ ಹೇಳುವಾಗ ನನಗೆ ನನ್ನ ಇಡೀ ಆಯುಷ್ಯ ಅನ್ನುವಂಥದ್ದು ಹೋಯ್ತಾ ಅಂತ ಹೇಳಿ ಕಾಣ್ತು. ಅಷ್ಟು ಮಟ್ಟಿಗೆ ಮೆಲ್ಲ ಮೆಲ್ಲ ಮೆಲ್ಲ ಹೇಳ್ತಿದ್ರು. ಮತ್ತೆ ನಾ ಇಲ್ಲಿ ಬಂದ ಕೂಡಲೆ ಮದುವೆಯಾಗಿ ಹಾಯ್ ಚಪ್ಪರದಾಗ ಹಪ್ಪಳ ಹೋಯ್ತಾ ಅಂತ ಕೇಳಿದ್ರೆ ಅವಳಿಗೆ ಅರ್ಥವೇ ಇಲ್ಲ. ಅವ್ರ ಹತ್ರ ಕೇಳಿದ್ರೆ ಚಪ್ಪರದಲ್ಲಿ ಹಪ್ಪಳ ಹೋಯ್ತಾ ಅಂತ ಹೇಳಬೇಕು. ಈಗ ಅವಳ ಕನ್ನಡ ಎಷ್ಟು ನಮ್ಮ ಹಂಗೆ ಕುಂದಾಪುರ ಕನ್ನಡ ಅವಳ ಕಲ್ತು ಎಷ್ಟು ಸ್ಪೀಡ್ ಮಾತಾಡ್ತಂತ ಹೇಳಿದ್ರೆ, ಅವಳು ಕಾಸರಗೋಡಿಗೆ ಹೋದ್ರೆ ಅಲ್ಲಿ ಅವ್ರು ಕೇಂಬುದು ಎಂತ ಸುಧಕ್ಕ ನಿನ್ನ ಕನ್ನಡ ಎಂತ ಆಯ್ತಿದ್ ನಿನ್ನ ಕನ್ನಡ ಎಂತದೋ ಬೇರೆ ಆಯ್ಕ ಅಂತಲ್ಲೇ ಅಂತ ಅಲ್ಲಿವರ್ಗೆ ಯಂತ್ರಿಕ. ಹಾಂಗೆ ಅವಳು ಅದನ್ನ ಕಲ್ತ್ಕೊಂಡು ಅವಳು ನಮ್ಮೊಟ್ಟಿಗೆ ಮಾತಾಡೋ ಸನಗೆ ಅಷ್ಟು ಮಟ್ಟಿಗೆ ವೇಗ ಆಗಿ ಮಾತಾಡೋಕೆ ಶುರು ಮಾಡಿದ್ಲು. ಈಗ ಕುಂದಾಪುರ ಕನ್ನಡ ಒಬ್ಬ ವೇಗದ್ದು ಒಂದು ಜೋರಿತ್ತು, ಅದಕ್ಕೆ ರಾಪ್ ಇತ್ತು ಎಲ್ಲ ಅದು ಬತ್ತು ರಾಪು ಅವಳಿಗೆ ಬಂದಿತ್ತು ಈಗ.
4: ಆದ್ರೆ ನೀವು ನೋಡಿ ಯಾವುದೇ ವೇದಿಕೆ ಆದ್ರೂ ಕುಂದಾಪುರ ಕನ್ನಡ ಮಾತಾಡೋದು, ನೀವು ವಕೀಲರು ವೃತ್ತಿಯಲ್ಲಿ, ಅದು ಬಹುಶಃ ನಿಮ್ಗೆ ಅಂತ ಹೇಳಿ ಮಾಡಿಸಿದ ಕೆಲಸ ಅಲ್ದಾ? ಸೊ ಈ ವೃತ್ತಿಯಲ್ಲಿ ವಕೀಲರಾಗಿ ನೀವು ವಕೀಲಿತನ ಮಾಡುವತ್ತಿಗೂ ಕುಂದಾಪುರ ಕನ್ನಡವೇ ಮಾತಾಡೋದ ಹೆಂಗೆ?
2: ಇಲ್ಲ ಅಂದ್ರೆ ಕುಂದಾಪುರ ಕನ್ನಡ ಈ ಕಕ್ಷಿಗಾರ ಹತ್ರ ಮಾತಾಡುತ್ತೆ, ಸಾಕ್ಷಿಗಾರ ಹತ್ರ ಮಾತಾಡುತ್ತೆ. ಸಾಕ್ಷಿಗಾರರಿಗೆ ಕುಂದಾಪುರ ಕನ್ನಡದಾಗೆ ಕೆಣಕು
4: ಕಂಫರ್ಟೇಬಲ್
2: ಅವರಿಗೆ ಅರ್ಥ ಆಗ್ತದೆ. ಆದ್ರೆ ಮ್ಯಾಲ್ ಕೂತವ್ರು ಇದ್ರಲ್ಲ ಅವರಿಗೆ, ಅವರು ಯಾವ್ದಾವ್ದು ಊರಿಂದ ಬತ್ತರು, ಯಾವ್ದಾವ್ದು ಊರಿಂದ, ಕುಂದಾಪುರದವ್ರು ಯಾರಿಲ್ಲ ಎಲ್ಲ ಬಾಗಲಕೋಟೆ, ಬಿಜಾಪುರ, ಚಿತ್ರದುರ್ಗ, ಬೆಂಗಳೂರು, ಹಾಸನ, ಶಿವಮೊಗ ಈ ಕಡೆಯಿಂದ ಒಪ್ಪೋರು. ಅವ್ರಿಗೆ ಅರ್ಥತ್ತ? ಹಾಗೆ ನಾವು ಅರ್ಥ ಮಾಡಿ ಹೇಳ್ಕತ್ತು. ಹಾಗೆ ಅಲ್ಲಿ ಕುಂದ ಪ್ರಕರಣ ನಡೀತಿಲ್ಲ. ನಮ್ಮ ವಾದ ವಿವಾದ ಎಲ್ಲ ಇಂಗ್ಲಿಷ್ನಲ್ಲೇ, ಅದು ಕೂಡ ಅಲ್ಲಿ ಕುಂದ ಪ್ರಕರಣ ನಡೀತಿಲ್ಲ. ಒಂದೊಂದ್ಸಲ ತಮಾಷೆ ಮಾಡೋದಿತ್ತು ಒಬ್ಬರಿಂದ ಒಬ್ಬರಿಗೆ, ಆಗ ಕುಂದ ಪ್ರಕರಣ ಮಾತಾಡ್ಕೊಂಡು ವಕೀಲರುಗಳೆಲ್ಲ. ಒಂದ್ಸಲ ಎಂತಾಯ್ತು, ಒಂದು ಕೇಸ್ನಲ್ಲಿ ನಾನು ಒಬ್ಬ ಕಿರಿಯ ವಕೀಲ, ನನ್ನ ಅತಿ ಹಿರಿಯ ವಕೀಲರು ನೇರಂಬಳಿ ಪರಮೇಶ್ವರಯ್ಯ, ಅವರು ದೊಡ್ಡ ವಕೀಲರು. ಅವರ ಕೇಸ್ನಲ್ಲಿ ನಾನು ಅವರನ್ನು ಮೀರಿಸಿ ಒಂದು ವಾದ ಮಾಡಿಬಿಟ್ಟೆ. ಮೀರಿಸಿ ವಾದ ಮಾಡಿಬಿಟ್ರಂದ್ರೆ ಅವರಿಗೆ ತಾನು ಸೋತೆ ಅಂತ ಗೊತ್ತಾಯ್ತು. ಅವ್ರಿಗೆ ಸಿಟ್ಟತ್ ಬಂತು, ಸಿಟ್ಟತ್ ಬಂದು ಅವರಿದ್ದಂತ ಹೇಳ್ರು ಕುಂದ ಪ್ರಕರಣ ಬೈದ್ಬಿಟ್ರದಂಗೆ. ಅವಾಗ ನಿನ್ನ ಕೈಪೆತ್ತಗಲ್ಲ ಹೇತ್ ಕಂಡಿದೆಯಲ್ಲ ಅಂದ್ರು, ನಿನ್ನ ಕೈಪೆತ್ತಗಲ್ಲ ಹೇತ್ ಕಂಡಿದೆಯಲ್ಲ ಅಂದ್ರು. ಅದು ಕುಂದ ಪ್ರಕರಣ ಗೊತ್ತಿದ್ದವ್ರಿಗೆ ಹತ್ತತ್ತೆ, ಯಾರಿಗೂ ಹತ್ತತ್ತಲ್ಲ ಉಳಿದವರಿಗೆ. ಅಂದ್ರೆ ನನ್ನ ವಾದ ಪತ್ರ ಇತ್ತಲ್ಲ ಅದ್ರಲ್ಲೆಲ್ಲ ನೀನ್ ಹೇಳ್ ಮಾಡ್ಕೊಂಡಿದ್ದೆ ಅಂತ ಲೆಕ್ಕ. ಅದ್ರ ಅರ್ಥ ಎಲ್ರಿಗೂ ಆಶ್ಚರ್ಯ ಆಯ್ತು, ಅವ್ರು ಹಿಂಗೆ ಓಪನ್ ಆಗಿ ಕುಂದ ಪ್ರಕರಣ ಬೈದ್ಬಿಟ್ರಲ್ಲ ಹೆಬ್ಬರ್ ಎಂತ ಹೇಳಿದ್ರೆ ಕಾಂಬಾ ಅಂದ್. ನಾನು ಒಂದೇ ಮಾತು ಹೇಳಿದೆ, ಅದು ನಿಮ್ ಬಾಯಿಗೆ ಬಪ್ಪಕ್ಕಾಗಿತ್ತಂದೆ, ಅದು ನಿಮ್ ಬಾಯಿ ಬಪ್ಪಕ್ಕಾಗಿತ್ತಂತ. ಅಯ್ಯೋ ಒಂದು ನೆಗಾಡಿ ನೆಗಾಡಿ ಎಲ್ರಿಗೂ. ಆಗಿನ ಕಾಲ ವಕೀಲರು ಎಷ್ಟು ದೊಡ್ಡ ಮನುಷ್ಯರು ಅಂದ್ರೆ ಪರಮೇಶ್ವರ ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು, ಅಡ್ಡಿಲ್ಲ ಮರೆ ನೀನು ಅಡ್ಡಿಲ್ಲ ಹೇಳ ಹೇಳ ಹೇಳ್ಕ ಹೇಳ್ಕ ಅಂತ ಹೇಳಿ ಆ ರೀತಿ ತಗೊಂತಾರೆ, ಸ್ವೀಕಾರ ಮಾಡ್ತಾರೆ ಶಾಸ್ತಿಯನ್ನು ಕೂಡ. ಮೇಲಿಗಿದ್ದ ಜಡ್ಜ್ಗಳ ಕಡೆ ಅರ್ಥ ಆಗಿ ಅವರು ಹೋಪಲ್ವರೆಗೂ ನಾನು ಹೇಳು ಹೆಬ್ಬರ್ ಆ ದಿವಸ ನೀವು ಒಂದು ಮಾತಾಡಿದ್ರೆ ಅವ್ರ ಬಾಯಿ ಬಪ್ಪಗಾಗಿದ್ದು, ಎಷ್ಟು ಚಂದ ಉತ್ತರ ಕೊಟ್ರಿ ಮಾರ್ರಿ ಅಂತ ಹೇಳ್ತಾರೆ. ಹೀಗಿಂದಲ್ಲಿ ನಡೀತು ಕುಂದಾಪುರ ಕನ್ನಡದ ಸಂಭಾಷಣೆಗಳೆಲ್ಲ ಅಲ್ಲಿ ನಮಗೆಲ್ಲ ನೆನಪಿರುತ್ತೆ ಕೆಲವೆಲ್ಲ.
5: ಓಕೆ, ನೀವೀಗ ಬರವಣಿಗೆಯಲ್ಲಿ ಸಹ ಇದ್ದವರು ಅಂದ್ರೆ ಬರೀ ಮಾತಾಡುದಲ್ಲ, ಕಥೆಗಳನ್ನ ಬರ್ದಾರ, ಪದ್ಯಗಳನ್ನ ಬರ್ದಾರ. ಸರ್, ನಿಮ್ಮ ಇಡೀ ಜೀವಮಾನ ಈಗ 85 ವರ್ಷ ಏನಿತ್ತು, ನೀವು ಸಣ್ಣ ಮಗುವಿಂದ ಇವತ್ತು ಅಜ್ಜ ಆಯ್ರಿ 6 ಮೊಮ್ಮಕ್ಕಳಿಗೆ, ಅಲ್ಲಿ ತನಕದ ಪ್ರಯಾಣದಲ್ಲಿ ನಮ್ಮ ಏಸನ್ ಹೆಬ್ಬಾರ್ ಒಟ್ಟಿಗೆ ಎಂತ ಇದ್ಕೇಂದ್ರೆ ಅದು ಕುಂದಾಪುರ ಕನ್ನಡ. ಕುಂದಾಪುರ ಕನ್ನಡದ ಒಟ್ಟಿಗೆ ಯಾರಿದ್ದಿರ್ಕೇಂದ್ರೆ ಅದು ಏಸನ್ ಹೆಬ್ಬಾರ್ ಅಲ್ಲ. ನಂದೊಂದು ಪ್ರಶ್ನೆ, ಈಗಿನ ದಿನಗಳಲ್ಲಿಗೆ ನಾವು ಕುಂದಾಪುರ ಕನ್ನಡ ಹಬ್ಬ ಅದರದೊಂದು ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡುತ್ತೆ, ಆಗಲಿಕ್ಕೂ ನೀವು ಮಾಡ್ತಿದ್ದೀರಿ, ನಿಮ್ಗಾದ ಮಟ್ಟದಲ್ಲಿ ಆಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ಲಿಲ್ಲ, ಅದನ್ನ ನಿಮ್ಗೆ ಇಡೀ ಊರಿಗೆ ತೋರಿಸುವಂತ ಸಾಧ್ಯತೆಗಳಿರ್ಲಿಲ್ಲ, ಇತಿಮಿತಿಯಲ್ಲೇ ಇದ್ದಿತ್ತು. ಈಗ ನಿಮ್ಮ ಕಾಮತಿಗೆ ಹೆಂಗ ಅನ್ಸುತ್ತೆ, ನಾವಂತೂ ತಡದಾಯಿ ಹುಟ್ಟಿ ರಾತಿದ್ದಿತ್ತ ಅನ್ಸುತ್ತ ಹೆಂಗೆ?
2: ಇಲ್ಲ, ನನಗೆ ಆಗಿನ ಕಾಲವೇ ನನಗೆ ಬಹಳ ಇನ್ನು ಕೂಡ ಸುಂದರವಾಗಿ ಒಂದು ಅಪ್ಯಾಯಮಾನವಾಗಿ ಮನಸ್ಸಿಗೆ ಹಾಯಾಗಿ ಕಾಣ್ತಕ್ಕಂಥದ್ದು ಆಗಿನ ಕಾಲವೇ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಾವೆಲ್ಲ ಕುಂದಾಪುರ ಕನ್ನಡಗೆ ಬಯಸ್ಕೊಂಬುದು, ಮನೆಯೊಳಗೆ ಕುಂದಾಪುರ ಕನ್ನಡದಿಗೆ ಹಾಸ್ಯ ಮಾಡೋದು, ಆ ನಮ್ಮನೆ ಬೆಳೆದವ್ರು ನಾವು ಅಷ್ಟು ಮಟ್ಟಿಗೆ. ಅಂದ್ರೆ ದೊಡ್ಡ ಮನೆ, ದೊಡ್ಡ ಮನೆ ನಮ್ದು. ನಾನು ನಿಮಗೆ ಹೇಳಿದಲ್ಲ, ನಮ್ಮ ಅಪ್ಪನಿಗೆ 10 ಹೆಣ್ಣು 4 ಗಂಡು, ನಾವು ಅಷ್ಟು ದೊಡ್ಡ ಸಂಸಾರದವ್ರು, ದೊಡ್ಡ ಸಂಸಾರದವರು. ನಮ್ಮ ಹೆಂಡತಿ ಮನೆಯವರೇನು ಕಡಿಮೆ ಇಲ್ಲ, ಅವರ ಅಪ್ಪನಿಗೆ 11 ಹೆಣ್ಣು 2 ಗಂಡು, 13 ಜನ, ನಾವು 14 ಜನ, 2 ಕ್ರಿಕೆಟ್ ಟೀಮ್ ಇದ್ದಂಗೆ. ಅಷ್ಟೆಲ್ಲ ಇಬ್ಬರ ವಿಪ್ಸನೆಗೆ ಕುಂದಾಪುರ ಕನ್ನಡ ಹಾಸು ಹೊಕ್ಕಾಗಿ ಇದ್ದ ಹಾಗೆ, ಅದು ಹರಿತೆ ಇದ್ದ ಹಾಗೆ ನಮ್ಮೊಳಗೆ ಹರಿತೆ ಇದ್ದಿತ್ತು, ನಾವು ಅದರೊಳಗೆ ಬೆಳೆದು ಬಂದಿತ್ತು. ಈಗ ಹೊರಗೆ ಹೋಗಿದ್ರೆ ಕುಂದಾಪುರ ಕನ್ನಡ ಮಾತಾಡೋ ಜನಗಳು ಕಡಿಮೆ. ಅದು ನಂಗೆ ಒಂದು ವಿಶ್ವಾಸ ಉಂಟು ಅಂತ ಹೇಳಿದ್ರೆ, ಒಂದು ಸಂತೋಷ ಅಂತ ಹೇಳಿದ್ರೆ, ನಾನು ಶಾಲೆ ಮಕ್ಕಳು ಹೋಗೋದು ಕಾಂತೆ, ಕಾಲೇಜ್ ಮಕ್ಕಳು ಹೋಗೋದು ಕಾಂತೆ, ಕೆಲವು ಸಲ ನನ್ನ ಮುಂದಿಂದ ಹೋದ್ರು, ಕೆಲವು ಸಲ ನನ್ನ ಹಿಂದಿನ ಬತ್ತರು. ಖುಷಿ ಅಂದ್ರೆ ಅವರು ಅವರೊಳಗೆ ಮಾತಾಡೋ ಸಮಯ ಕುಂದಾಪುರ ಕನ್ನಡವೇ ಮಾತಾಡ್ತಾರೆ, ಕಾಲೇಜ್ ಮಕ್ಕಳು ಹಾಗೆ, ಶಾಲೆ ಮಕ್ಕಳು ಹಾಗೆ. ಹಾಗಾಗಿ ನಂಗೊಂದು ವಿಶ್ವಾಸ ಇತ್ತು ಅಂದ್ರೆ ಕುಂದಾಪುರ ಕನ್ನಡಕ್ಕೆ ಅಳಿವು ಇಲ್ಲ, ಅದು ಎಂದೂ ಕೂಡ ಅಳೆದು ಹೋಗುವುದಿಲ್ಲ, ಉಳಿತು. ಯಾಕಂದ್ರೆ ಮಕ್ಕಳ ಬಾಯಲ್ಲಿ ಯಾವಾಗ ಕುಂದಾಪುರ ಕನ್ನಡ ನಲ್ಲಿರಾಡ್ತಾ ಉಂಟಾ ಇವತ್ತಿಗೂ, ಆಗ ಕುಂದಾಪುರ ಕನ್ನಡ ಉಳಿತಂತ ಲೆಕ್ಕ. ಮತ್ತೆ ಕುಂದಾಪುರ ಕನ್ನಡಕ್ಕೆ ಸಂಬಂಧಿಸಿದ ಆಗಿದ್ದಂತಹ ಆಚರಣೆಗಳು ಎಷ್ಟು ಆಚರಣೆಗಳಿದ್ದಾವಲ್ಲ, ಅದು ಇವತ್ತಿಗೂ ಉಂಟು. ದೇವರದಿಂದ ಇವತ್ತು ಕೆಲವು ಕಡೆಯಲ್ಲಿ ಸಾಮೂಹಿಕವಾಗಿ ಗಣೇಶೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ಬೇರೆ ಬೇರೆ ಇದು ಶಾರದೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ನವರಾತ್ರಿ ಮಾಡೋದಾಗ್ಲಿ, ಹೀಗಿಂದೆಲ್ಲ ಮಾಡಿ ನಮ್ಮೂರಿನ ಎಷ್ಟೋ ಇಂಥ ಸಂಸ್ಕೃತಿನ ಉಳಿಸಿದ್ರು. ಈಗ ಹುಲಿವೇಷ, ನಮ್ಮ ಕಲಾಕ್ಷೇತ್ರದವರು ವರ್ಷಕ್ಕೊಂದ್ಸಲ ಹುಲಿವೇಷ ಸ್ಪರ್ಧೆ ಮಾಡಿ ಆ ಹುಲಿವೇಷ ಉಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ಡಿಮ್ಶಾಲ್, ಕೆಲವು ಕಡೆಯಲ್ಲಿ ಇದು ಹೌಂದರಾಯನ ವಾಲ್ಗ, ಮತ್ತೊಂದು ಕಡೆಯಲ್ಲಿ ಕೋಲ, ಮತ್ತೊಂದು ಕಡೆಯಲ್ಲಿ ಆಟ, ಮತ್ತೊಂದು ಹಿಂಗಿಂದೆಲ್ಲ ಒಂದು ಸ್ಪರ್ಧೆ ಎಲ್ಲ ಮಾಡಿ ಈ ಕುಂದಗನ್ನಡದ ಸಂಸ್ಕೃತಿ ಉಳಿಸುವ ಹಾಗೆ ಮಾಡ್ತಾ ಇರುವಂತಹದ್ದು ಈಗ ಬಂದಂತ ಒಂದು ಸಂಘಟನಾತ್ಮಕವಾದಂತ ಪ್ರಯತ್ನ, ಅದು ನಂಗೆ ಖುಷಿ ಕಾಣುತ್ತೆ, ಅದು ಉಳಿತು ಖಂಡಿತ.
5: ಆಯ್ತು, ನೀವೀಗ ಆವತ್ತಿನ ಪತ್ರಿಕೆಗಳು ಪಾಪ ಮುಂಚಿಂದ ಕಾಲದಿಂದ ಬೆಳೆದು ಬಂದ ನೀವು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಆಕ್ಟಿವ್ ಇದ್ರಿ, ಹೆಬ್ಬಾರ್ ಪ್ರಪಂಚ ಅಂತ ಒಂದು ಪೇಜ್ ಮಾಡ್ಕೊಂಡ, ಇದು ಆಸಕ್ತಿ ಅದು ಹ್ಯಾಂಗ ಸರ್? ನೀವು ದಿನ ಹೋದಾಗೂ ನಿಮ್ಮ ಯೌವನ ಜಾಸ್ತಿ ಆತಿತ್ತ ಹ್ಯಾಂಗೆ ಅಂತೇಳಿ.
2: ಇದು ಬಹಳ ವಿಚಿತ್ರವಾದಂತ ಪ್ರಶ್ನೆ ಮತ್ತೆ ಪ್ರಮುಖವಾದ ಪ್ರಶ್ನೆ. ಹೌದು, ನಾನು 97ನೇ ಇಸವಿಯಲ್ಲಿ ಫ್ರಾನ್ಸ್ ದೇಶಕ್ಕೆ ಹೋಗಿದ್ದೆ. ಅಲ್ಲಿ ಅಧ್ಯಯನ ವಿನಿಮಯ ತಂಡದ ನಾಯಕನಾಗಿ ರೋಟರಿ ಇಂದ ಕಳಿಸಿಕೊಟ್ಟಿದ್ರು. ಆಗ ನನಗೆ ಪ್ರಾಯ ಅನ್ನುವಂತಹದ್ದು ಏನು ಕಡಿಮೆ ಇಲ್ಲ, 50 ವರ್ಷಕ್ಕೆ ಹತ್ತಿರ ಇದ್ದಿತ್ತು. ಅದು ಕೂಡ ತುಂಬಾ ಹುಡುಗನಾಗಿ ನಾನು ಓಡಾಡ್ತಿದ್ದೆ. ಆಗ ಅವರು ಒಂದು ಪ್ರಶ್ನೆ ಕೇಳಿದ್ರು, ಹೆಬ್ಬರ್ರೆ ನೀವು ಈ ಪ್ರಾಯದಲ್ಲಿ ಒಳ್ಳೆ ಹುಡುಗರಾಗಿದ್ರಿ ಅಲ್ಲ, ನಿಮ್ಮ ಯೌವನದ ಗುಟ್ಟಿ ಏನು ಅಂತ ಕೇಳಿದ್ರು. ಆಗ ನಾವು ಒಂದು ಉತ್ತರ ಕೊಟ್ಟೆ ಇಂಗ್ಲಿಷ್ ಅವರಿಗೆ, ಐ ಹ್ಯಾವ್ ನೋ ಟೈಮ್ ಟು ಗ್ರೋ ಓಲ್ಡ್ ಅಂತ.
4: ರೈಟ್,
2: ನಂಗೆ ಹಳತಾಪಕ್ಕೆ ಪುರುಸೊತ್ತಿಲ್ಲ ಮಾರೇ ಅಂತ ಹೇಳಿದೆ. ನಾನು ಈಗ ಕೂಡ ಎಲ್ರಿಗೂ ಹೇಳುದು ಒಂದೇ ಮಾತು, ನಿಮಗೆ ಹಳತಾಪಕ್ಕೆ ಪುರುಸೊತ್ತೆಪ್ಪಾಗ ಪುರುಸೊತ್ತು ಇಲ್ಲದಷ್ಟು ನೀವು ತೊಡಕೊಳ್ಬೇಕು, ನಿಮ್ಮನ್ನ ನಿಮ್ಮ ತೊಡಸ್ಕೊಳ್ಬೇಕು ಅದು ಎಂತದ್ರಲ್ಲಾಗ್ಲಿ. ಹಂಗ ಈಗ ತೊಡಸ್ಕೊಂಬ ಹೆಂಗೆ, ನಾವು ಬೇರೆ ಅಂತ ನಮಗಿಲ್ಲ. ಈಗ ಕುಟ್ಟಿ ದೊಣ್ಣೆ ಇಲ್ಲ, ಮತ್ತೊಂದು ಆಟ ಇಲ್ಲ, ಯಾವುದೂ ಇಲ್ಲ. ಮುಂಚಿನ ಹಳೆ ಆಟಗಳೆಲ್ಲ ಹೋಯ್ತು. ಈಗ ಹೊಸ ಆಟ ಯಾವುದು? ಮೊಬೈಲು, ಕಂಪ್ಯೂಟರ್ ಅಥವಾ ಫೇಸ್ಬುಕ್ ಮತ್ತೊಂದಿತ್ತು, ಅದರೊಳಗೆ ತೊಡಸ್ಕೊಳ್ಳೋದು. ಅದ್ರಲ್ಲಿ ತೊಡಸ್ಕೊಳ್ಳೋದು ಹೇಗೆ? ನಾನು ಒಂದು ಒಳ್ಳೆ ಹೂ ಬಂತಪ್ಪ, ಅದ್ರದ್ದು ಫೋಟೋ ತೆಗೆದೆ. ಒಂದು ಹುಲಿ ವೇಷ ಬಂತು, ಅದ್ರ ಫೋಟೋ ತೆಗೆದೆ. ಒಂದು ಮತ್ತೊಂದು ಬೇಡುವ ಬಂದ, ಮತ್ತೊಬ್ಬ ಮಾರಿ ಹೊತ್ಕೊಂಡು ಬಂದ. ಹಳೆಯ ಜನಪದ ಒಂದು ಸಂಸ್ಕೃತಿ ಎಲ್ಲ ಫೋಟೋ ತೆಗೆದು ನಾನು ಹೆಬ್ಬಾರ್ ಪ್ರಪಂಚ ಅಂತ ಮಾಡಿ ಅದರೊಳಗೆ ಹಾಕೋಕೆ ಶುರು ಮಾಡಿದೆ. ಹಳೆ ತಿಂಡಿಗಳು, ಶಾಮಿಗೆಯಿಂದ ಹಿಡಿದು ಪತ್ರಗಳನ್ನು ಹಿಡಿದು ನಮ್ಮ ಮನೆಯಲ್ಲಿ ಹಳತು ತಿಂಡಿಗಳು, ಅದು ಬೇಕಾದರೆ ಹೊಸ್ತಿನ ಗಂಜಿ ಆಗಲಿ, ಅದರದ್ದು ಫೋಟೋ ತೆಗೆದು ಹಾಕೋದು. ಆಗ ಜನಕ್ಕೆ ಆಸಕ್ತಿ ಹುಟ್ಟಿತ್ತು. ಜನರು ತಮ್ಮನ ಮನೆಗೂ ಅದನ್ನು ಮಾಡಕ್ಕೆ, ತಾವು ಸಹ ಪಟ ಹಾಕು ಅಂತ ಹತ್ತು. ಹಿಂಗೆಲ್ಲ ಮಾಡೋಕೆ ಶುರು ಮಾಡ್ಕೊಂಡೆ. ಎಷ್ಟು ಜನ ಅಂದರೆ ನನಗೆ 49,000 ಫಾಲೋವರ್ಸ್ ಇದ್ದಾರೆ. 49,000 ಫಾಲೋವರ್ಸ್ ನಮ್ಮ ಹೆಬ್ಬರ್ ಪ್ರಪಂಚಕ್ಕೆ ಇದ್ರು ಅಂತ ಹೇಳಿದ್ರೆ, ನಾನೊಂದು ಸಣ್ಣ ಜನ ಅಲ್ಲ, ಸಣ್ಣ ಊರಿನಲ್ಲಿ ಕುಳಿತ ಜನ ಅಲ್ಲ. ಅಷ್ಟು ಜನ ಇದನ್ನ ಕಾಂತ್ರೆ ಅಂತ ಆದ್ರೆ, ಅಷ್ಟು ಜನಕ್ಕೆ ಆಸಕ್ತಿ ಇತ್ತು ಅಂತಂದ್ರೆ, ನಾನು ಯಾಕೆ ಅವರಿಗೆ ಆಸಕ್ತಿ ಸರಿಯಾಗಿ ಕೊಡುಕಾಗ? ಹಾಂಗಾಗಿ ಬರುಕ್ ಶುರು ಮಾಡಿದೆ, ಕತೆ ಬರೀ ಶುರು ಮಾಡಿದೆ. ಅದರೊಳಗೆ ಒಳ್ಳೊಳ್ಳೆ ವಿಚಿತ್ರ ಸಂಗತಿ ಬಾರಿ ಶುರು ಮಾಡಬೇಕು ಅಲ್ಲ, ಕುಂದಾಪುರ ಸಂಗತಿಯೇ ಎಷ್ಟು ಮಟ್ಟಿಗೆ ಅಂತ ಹೇಳಿ, ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದಲ್ಲಿ ಕುಂದಾಪುರ ಕನ್ನಡಿಗರೆಲ್ಲ ಓದ್ಕೊಂಡು ನಮ್ಮ ಹತ್ರ ಹೇಳಿದ್ರು, ಕುಂದಾಪುರ ಏನಾಗ್ತು ಏನಾಗುದಿಲ್ಲ ನಿಮ್ದು ಕಂಡ್ಕೊಂಡೆ ನಮ್ಗೆ ಗೊತ್ತಾತ್ವಾರ್ರೆ. ಮತ್ತೆ ಹೊಸ ಹೊಸ ಸಂಧಿ ಗೊತ್ತಾಗ್ತ, ಕುಂದಾಪುರದ ಏನೆಲ್ಲ ಅಷ್ಟೆಲ್ಲ ನಡೀತ ಕುಂದಾಪುರದಾಗೆ. ಈ ಕುಂದಾಪುರವನ್ನ ಇಡೀ ಪ್ರಪಂಚಕ್ಕೆ ನಮ್ಮ ಹೆಬ್ಬಾರ್ ಪ್ರಪಂಚ ಪರಿಚಯ ಮಾಡುತ್ತೆ. ಅದನ್ನ ಮಾಡಿಸೋಕೆ ನನಗೊಂದು ಉಮೇದಿತ್ತು. ಈ ಪ್ರಾಯ ಇತ್ತು, ಇನ್ನೂ ಹತ್ತು ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ 85 ಆಗ್ತಾ ಬಂತು. ಆದ್ರೂ ಕೂಡ ಇವತ್ತಿಗೂ ಅದನ್ನ ಇಟ್ಕೊಂಡಿದೆ. ದಿವಸಕ್ಕೊಂದೆರಡು ಫೋಟೋ ಹಾಕಿದ್ರೆ ನಂಗೆ ನಿದ್ದೆ ಬರ್ತಿಲ್ಲ.
4: ಸೊ ಎಲ್ಲ ಅಪ್ಲೋಡ್ ಮಾಡೋದಿಲ್ಲ ನೀವೇ?
2: ಎಲ್ಲ ಫೋಟೋ ತೆಗೆದು ನಾನೇ, ಎಡಿಟ್ ಮಾಡೋದು ನಾನೇ, ಅಪ್ಲೋಡ್ ಮಾಡೋದು ನಾನೇ. ಅದಕ್ಕಿಂತ ಹೆಚ್ಚು ನನ್ನ ಬರ್ತಿಲ್ಲ, ಅಷ್ಟೇ
4: ಬರ್ತಲ್ಲ.
2: ಅದಕ್ಕಿಂತ ಹೆಚ್ಚು ಬರ್ತಿಲ್ಲ. ಕೆಲವೆಲ್ಲ ಏನೆಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡಕ್ ಬರ್ತೀನಿ. ನನಗೆ ಈಗ AI ಇತ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಿ ಕೆಲವೆಲ್ಲ ಮಾಡ್ತಾರೆ, ಅದು ಬರ್ತಿಲ್ಲ, ಅದೆಲ್ಲ ಮಾಡೋಕತ್ತಿಲ್ಲ. ಅದು ಏನೇನೋ ಅದ ಕಡೆಗೆ ಹಂಗೆ ಅದಕ್ಕೆ ಅದ ಅಂತ ಕೈ ಕೋಚಿಗೆಲ್ಲ ಹೋಗ್ತಿಲ್ಲ ನಾನು.
5: ತುಂಬಾ ತುಂಬಾ ತುಂಬಾ ಖುಷಿ ಆಯ್ತು. ಈಗ ನಮ್ಮ ಹೆಬ್ಬಾರ್ ರೊಟ್ಟಿಗವರ ಹೆಂಡತಿ ಕೂಡ ಇದ್ರ, ಅವ್ರ ಹತ್ರ ಒಂದೇ ಮಾತು ನಂಗೆ ಒಂದೇ, ನೀವು ಕುಂದಾಪುರ ಕನ್ನಡದ ಬಗ್ಗೆ ಎರಡೇ ಮಾತಾಡ್ರೆ ಸಾಕ. ನೀವು ಫಸ್ಟ್ ಟೈಮ್ ಮದುವೆ ಬಂದಾಗ ಕಣೆ ಎಷ್ಟೊಂದ್ ಸಲ ನಂಗೆ ಇದೊಂದು ಗಮ್ಮತ್ ಸಿಚುವೇಶನ್ ಆಗ್ತ ಇಲ್ಲಿ ಅವರೊಂದು ಹೇಳುದು ನಿಮ್ಗೆ ಇನ್ನೊಂದು ಅರ್ಥ ಆಗ್ಬೋದು. ಈಗ ನಿಮ್ ಅತ್ತೆ ಮಾತಾಡ್ದಾಗಿರ್ಬೋದು ಅಥವಾ ನಿಮ್ ಗಂಡ ಮಾತಾಡ್ದಾಗಿರ್ಬೋದು, ಆ ತರದ ಒಂದು ಸನ್ನಿವೇಶ ಇತ್ತಮ್ಮ. ನಮ್ಮೊಟ್ಟಿಗೆ ಎಸ್ಎನ್ ಹೆಬ್ಬಾರ್ ಅವರ ಧರ್ಮ ಪತ್ನಿ ಪ್ರಾಣ ಪ್ರಿಯ ಸುಧಾ ಹೆಬ್ಬಾರ್ ಅವರು ಇದ್ರ. ಮ್ಯಾಮ್ ಹೇಳಿ.
6: ಹೌದು, ಬಂದಾಗ ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಅತ್ತೆ ಅಂತೂ ಇನ್ನೂ ಸ್ಪೀಡ್ ನಂಗೆ ಮಾತಾಡಿದ್ರೆ ಅತ್ತಾಗ್ತಿರ್ಲಿಲ್ಲ. ಅವರು ಎಂತ ಅಂತ ವಾಪಸ್ ಕೇಳಲಿಕ್ಕೂ ಹೆದರಿಕೆ ನಂಗೆ. ಮದುವೆ ಆಗಿ ಹೊಸದಾಗಿದ್ರೆ ಅವ್ರು ಆಚೆ ಹೋದ ಕೂಡಲೇ ನನ್ನ ನಾದಿನಿ ಹತ್ರ ಕೇಳೋದು ಎಂತ ಹೇಳಿದ್ರು. ಅವ್ರು ನಗಾಡ್ತಿದ್ಲು ಮತ್ತೆ ಹೇಳ್ತಿದ್ಲು ಹೀಗೀಗೆ ಹೇಳಿದ್ದಂತ. ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಆದ್ರೆ ಕುಂದಾಪುರ ಭಾಷೆ ಹೇಳಿದ್ರೆ ತುಂಬಾ ಪ್ರೀತಿ ಉಂಟು ನಂಗೆ, ತುಂಬಾ ಗೌರವ ಉಂಟು, ಅಭಿಮಾನ ಉಂಟು ಎಲ್ಲ. ಅಂದ್ರೆ ಅದು ಕ್ರಮೇಣ ಬರ್ಬೇಕಲ್ಲ, ಬಂದ ಕೂಡಲೇ ಬರೋದಿಲ್ಲ
4: ಟೈಮ್ ತಕ್ಕಂತ.
6: ಅದು ನಂಗೆ ತುಂಬಾ ಕಷ್ಟ ಆಯ್ತು ಮಾತ್ರ ಇಲ್ಲಿ.
5: ನೀವು ತುಂಬಾ ಮಿತ ಭಾಷಿಣಿ, ಅಂದ್ರೆ ಜಾಸ್ತಿ ಏನ್ ಮಾತಾಡೋದಿಲ್ಲ. ಅದು ದೇವ್ರ ಹಾಂಗೆ ಅಮ್ಮರು ಬ್ಯಾಲೆನ್ಸ್ ಮಾಡೋದು, ಒಬ್ರು ಬಾಯಿ ತುಂಬಾ ಮಾತಾಡೋದು ಮತ್ತೊಬ್ರು ಸೈಲೆಂಟ್ ಆಗಿಪ್ಪದು. ನಮ್ಮ ಹೆಬ್ಬಾರ್ ಬಾಯಿ ತುಂಬಾ ಮಾತಾಡ್ತಾರೆ. ಈಗ ಮರ ಸಿಕ್ಕರು ಮಾತಾಡ್ಸಿ ಬಪ್ಪಾರ. ನಿಮ್ಗೆ ಯಾವತ್ತಾರು ಅನ್ಸಿತ್ತ ಯಪ್ಪ ಎಷ್ಟಪ್ಪ ಮಾತಾಡ್ತಾರೆ ಮಾರ್ರೆ ಇವರಂತ?
4: ಇಲ್ಲ
6: ಇಲ್ಲ ಇಲ್ಲ, ನಾನು ಅಂತ ಮನೆಯಲ್ಲೇ ಬಂದವಳಲ್ಲ, ನಮ್ಮನೇಲಿ ಸುಮಾರು ಜನ ಎಲ್ಲಾ ವೆರೈಟಿ ಜನಗಳೇ ಇರೋದು, ಹಾಗೇನು ಅನ್ಸ್ಲಿಲ್ಲ. ಆದ್ರೆ ನಾನು ಮೌನ ಅಷ್ಟೇ. ನನ್ನ ಅತ್ತೆ ಯಾವಾಗ್ಲೂ ಕೇಳ್ತಿದ್ರು ಮದುವೆ ಸರ್ ಯಾಕೆ ನೀನ್ ಮಾತಾಡೋದಿಲ್ಲ. ಮತ್ತೆ ಏನ್ ತೊಂದ್ರೆ ಉಂಟಾ ನಿಂಗೆ ಇಲ್ಲಿ, ಏನ್ ಕಷ್ಟ ಆಗ್ತದೆ? ಇಲ್ಲ ಕಷ್ಟ ಇದೇನಿಲ್ಲ, ಅಬ್ಸರ್ವ್ ಮಾಡುದು ಒಂದಷ್ಟು ಸಮಯ ಅಬ್ಸರ್ವ್ ಮಾಡುದಷ್ಟೇ.
4: ಇನ್ನೊಂದು ಜಟಾಪಟಿ ಅತ್ಯಂತ ಗೊತ್ತಿತ್ತ, ಈ ತುಳುವರು ಮತ್ತು ಕುಂದಾಪುರ ಕನ್ನಡ ಅಥವಾ ಯಾವ್ದೇ ಭಾಷೆ ಮದುವೆಯಾದಾಗಲಿಕ್ಕೆ ಅಪ್ಪನ ಭಾಷೆ ಕನ್ನಡ, ಅಮ್ಮನ ಭಾಷೆ ತುಳು, ಅಥವಾ ಅಮ್ಮನ ಭಾಷೆ ಕನ್ನಡ ಅಪ್ಪನ ಭಾಷೆ ತುಳು ಆದಾಗ ನನ್ನ ಭಾಷೆ ನಾ ಹೇಳಿಕೊಡ್ತಿ, ನನ್ನ ಭಾಷೆ ನಾ ಹೇಳಿಕೊಡ್ತಿ, ಇದು ಇಲ್ಲಿ
6: ಹಾಗೇನಿಲ್ಲ. ಆದ್ರೆ ನಂಗೆ ಸಹಜವಾಗಿ ಮಕ್ಕಳ ಹತ್ರ ತುಳು ಬಂತು, ಯಾಕೆ ನಾನ್ ಮೂರು ಹೆತ್ತದ ಕಾಸುಗೂಡಲ್ಲಿ ಎಲ್ಲ ಕನ್ನಡ ಮಾತ್ರ, ನಂಗೆ ಮಕ್ಕಳ ಹತ್ರ ಸಹಜವಾಗಿ ತುಳು ಬಂತಲ್ಲಿ. ಇಲ್ಲಿ ಬರುವಾಗ ಕಷ್ಟ ಆಗ್ತದೆ, ಅದು ಇಲ್ಲಿ ಎಲ್ರಿಗೂ ನೀ ಕನ್ನಡ ಮಾತಾಡು ಕನ್ನಡ ಮಾಡು, ನೀ ಯಾಕೆ ತುಳು ಮಾತಾಡೋದು ಅಂತ. ಅದೇ ನಂಗೆ ಅದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಎರಡು ಮೂರು ತಿಂಗಳು ಅಲ್ಲಿ ಇದ್ದು ಮಕ್ಕಳ ಹತ್ರ ತುಳುವೇ ಮಾತಾಡಿ ಇಲ್ಲಿ ಬಂದು ಚೇಂಜ್ ಮಾಡಿ ಹೇಳಿದ್ರೆ ಆಗುದಿಲ್ಲ, ಟ್ರೈ ಮಾಡಿದ್ರು ಆಗುದಿಲ್ಲ ನಂಗೆ.
4: ಈಗ ನಿಮ್ಮ ಮಕ್ಕಳ ಕುಂದಾಪುರ ಕನ್ನಡ ಹ್ಯಾಂಗ್ ಮಾತಾಡ್ತಾರೆ?
6: ಲಾಯಕ್ ಮಾತಾಡ್ತಾರೆ,
4: ಲಾಯಕ್ ಮಾತಾಡ್ತಾರೆ.
6: ಅದೇ ಅವರಿಗೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು, ಅವ್ರು ತಪ್ಪು ಮಾಡಿದ್ರೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು. ನಂಗೆ ಸ್ವತಃ ಮಾತಾಡ್ಲಿಕ್ಕೆ ಆ ಆಕ್ಸೆಂಟ್ ಬೇರೆ, ನಮ್ಮ ಆ ಆಕ್ಸೆಂಟ್ ನಮ್ಗೆ ಬರುದೇ ಇಲ್ಲ,
4: ಅದು ಟೋನ್ ಟೋನ್ ಚೇಂಜ್ ಇರುತ್ತೆ.
6: ಹೌದು, ಆಗ ಆಚೀಚಿನವರೆಲ್ಲ ನಗಾಡಿದ್ರೆ ಅದು ನಮ್ಗೆ ಆಗುದಿಲ್ಲ. ನಾನ್ ಸ್ವಲ್ಪ
4: ದಾಕ್ಷಿಣ್ಯ ಸಂಕೋಚ
6: ಅದೇ
4: ಅವ್ರಿಗೆ ಫುಲ್ ಅಪೋಸಿಟ್. ಅದೇ ಅದೇ ಅದೇ ನಾ ಕೇಳದ್, ಯಾಕೆಂದ್ರೆ ಇದು ಸಾಮಾನ್ಯವಾಗಿ ಎಲ್ಲರ ಕುಟುಂಬದಲ್ಲೂ ಅಪ್ಪದ. ಸೊ ಅಮ್ಮನ ಭಾಷೆ ಅಮ್ಮನ ಹತ್ರ, ಅಪ್ಪನ ಭಾಷೆ ಅಪ್ಪನ ಹತ್ರ, ಮಕ್ಕಳು ಎರಡರಲ್ಲೂ ಎಕ್ಸ್ಪರ್ಟ್ ಇರ್ತಾರೆ. ಬಟ್ ಈಗ ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ, ಸೊ ಒಂದ್ ಮಾತು ಹೇಳಿದಾರೆ,
6: ಕುಂದಾಪುರ ಭಾಷೆ ಬಾರಿ ಲೈಕ್ ಇತ್ತು,
4: ಬಾರಿ ಲೈಕ್ ಇತ್ತು,
6: ನಾನು ತುಂಬಾ ಇಷ್ಟಪಡ್ತೀನಿ ಅದನ್ನ.
4: ಪ್ರಿಯ ಕೇಳುಗರೆ, ಇಷ್ಟೊತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ಅಂಗವಾಗಿ ನಮ್ಮ ಕುಂದಾಪುರ ಕನ್ನಡದ ರಾಯಭಾರಿ ಒಂದು ಕಾಲದಿಂದ ಇವತ್ತಿನವರೆಗೂ ಇವರ ಎಸ್ ಎನ್ ಹೆಬ್ಬಾರ್ ಅವರು, ಇವರೊಟ್ಟಿಗೆ ನಾವು ಮಾತಾಡ್ತೀವಿ, ಇವರ ಹೆಂಡತಿಯೊಟ್ಟಿಗೂ ಮಾತಾಡ್ತಾ ಅವರ ಕುಂದಾಪುರ ಕನ್ನಡ ಪ್ರೀತಿ ಅಷ್ಟು ಬಾಯಿ ತುಂಬ, ಮನಸ್ಸು ತುಂಬ, ಹೃದಯ ತುಂಬ, ಮಂಡಿ ತುಂಬ, ಕೈಕಾಲು ತುಂಬ, ಇಡೀ ದೇಹ ತುಂಬ ಒಂದು ಕುಂದಾಪುರ ಕನ್ನಡವೇ ಇಪ್ಪದ. ಅವರ ಪ್ರೀತಿಗೆ ಶರಣು ಶರಣು, ಯಾಕಂದ್ರೆ ನಮ್ಮ ಕಣಂಗಿದ್ದರಲ್ಲೂ ಆ ಕುಂದಾಪುರ ಕನ್ನಡದ ಬಗ್ಗೆ ಒಂದು ಗೌರವದ ಭಾವನೆ, ಆ ಪ್ರೀತಿ, ಅದ್ರ ಬಗ್ಗೆ ನಾವು ಸಂಕುಚಿತ ಮನೋಭಾವ ಇಟ್ಕೊಂಬಾಗ ಅಂತ ನಮ್ಗೆ ಶಾನಕಿಪ್ಪತ್ತಿಂದ ಹೇಳ್ಕೊಟ್ಟವರು ಎಸ್ ಎನ್ ಹೆಬ್ಬಾರ್ ಅವರು. ಸೊ ಅದಕ್ಕಾಗಿ ನಾವು ಅವರನ್ನ ಕುಂದಾಪುರ ಕನ್ನಡ ಅಂತ ಬಂದ ಕೂಡಲೇ ನೆನಪಿಸಿಕೊಳ್ಳೇಬೇಕು ಸರ್. ಅದಕ್ಕಾಗಿ ಇಂದು ವಿಶೇಷವಾದ ಸಂದರ್ಶನ ನಂಗೆ ಮಾಡ್ಕೆ ಮಾಡ್ಕೊಂಡಲೆ ಅಂದ್ಕೊಂಡು ನಿಮ್ಮ ಮನೆಗೆ ಬಂದು ಅದಕ್ಕೊಂದು ಅವಕಾಶ ಕೊಟ್ಟ ಇಷ್ಟೊತ್ತು ಮಾತಾಡ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ಹಲಸಿನ ಹಪ್ಪಳಕ್ಕೂ, ಕೊಬ್ಬರಿ ಕೊಟ್ಟದಕ್ಕೂ, ಮತ್ತೆ ಬೇಳೆ ಹಣ್ಣು ಕೊಟ್ಟದಕ್ಕೂ ಥ್ಯಾಂಕ್ ಯು.
2: ಹಲಸಿನ ಹಪ್ಪಳ ಮತ್ತು ಕೊಬ್ಬರಿ ಅನ್ನುವಂಥದ್ದು ನಮ್ಮ ಕುಂದಾಪುರ ಕನ್ನಡದ ಒಟ್ಟಿಗೆ ಜೊತೆ ಜೊತೆ ಹೋಗ್ತದೆ. ಕುಂದಾಪುರ ಕನ್ನಡದ ಸಂಸ್ಕೃತಿ ಅದು. ಹಾಂಗಾಗಿ ಮಳೆ ಜೋರು ಬಪ್ಸನೆ ಹೊರಗೆ ಒಳಗೆ ಕೂತ್ಕೊಂಡು ಹಲಸಿಕಾಯಿ ಹಪ್ಪಳ ತೆಂಗಿನಕಾಯಿ ಚೂರು ತಿಂಬುದಂದ್ರೆ ಎಷ್ಟು ಖುಷಿ ಅಲ್ಲ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರುಣಾನಂದ. ನಮಸ್ಕಾರ.
4: ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಕೇಳುಗ್ರೆ. ಮತ್ ಸಿಕ್ವ ಕೇಂತಾರೆ ರೇಡಿಯೋ ಕುಂದಾಪುರ 89.6 FM ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
7: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.
8: ಸೂರ್ಯಘರ್ ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಪೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಎಲೆಯ ವಿಶೇಷತೆಯನ್ನು ಸಾರುವಂತಹ ಒಂದು ಸುಂದರವಾದ ಹಾಡು. ಹಾಡ್ತಾ ಇರುವವರು ಮೀನಾ ಕಾರಂತರು, ಹಾಗೆ ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್. ಹಾಡು ಎಲೆ ಎಲೆ ಅರಳಿ ಎಲೆ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಹೌದು, ನಮ್ಮ ಯಕ್ಷ ಸಮಾಗಮದಲ್ಲಿ ವಿಶೇಷವಾಗಿ ಒಂದು ಕಾರ್ಯಕ್ರಮ ಆರಂಭ ಮಾಡ್ತಾ ಇತ್ತು. ಎಂತಂತ ಕೇಂದ್ರೆ, ಇದು ಸರಣಿ ಕಾರ್ಯಕ್ರಮ. ನಮ್ಮ ಕುಂದಾಪುರ ಕನ್ನಡದ, ನಮ್ಮ ಕುಂದಾಪುರ ಭಾಗದ, ಕುಂದಾಪುರ ಅಂದ್ರೆ ಕುಂದಾಪುರ ಪ್ಯಾಟಿಮ ಅಂತ ಅನ್ಕೋಬೇಡಿ, ನಮ್ಮ ಕುಂದಾಪುರ ಕನ್ನಡದವ್ರು ಎಲ್ಲೆಲ್ಲ ಇದ್ರು ಅವರೆಲ್ಲ ಒಟ್ಟಾಯ್ಕೊಂಡ ಯಕ್ಷಗಾನದ ಮೇಲಿನ ಪ್ರೀತಿಗೆ ಅವ್ರದ್ದೇ ಒಂದು ಸಂಸ್ಥೆ ಮಾಡಿಕೊಂಡು, ಅವ್ರದ್ದೇ ಒಂದು ಯಕ್ಷಗಾನ ತಂಡಗಳನ್ನ ಮಾಡಿಕೊಂಡು, ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿ ಮಾಡೋರು ಬಹಳ ಜನ ಇದ್ರು, ಬಹಳ ತಂಡಗಳಿದ್ದಾವೆ. ಸೊ ಅವ್ರನ್ನೆಲ್ಲ ಕರೆದ ಆ ತಂಡಗಳೊಟ್ಟಿಗೆ ಮಾತಾಡುವ ಅಂತ ಹೇಳಿ ಅಂದ್ಕೊಂಡ ಈ ಕಾರ್ಯಕ್ರಮನ ಶುರು ಮಾಡಿದ್ದೆ. ಇದು ಯಕ್ಷಗಾನದ ಯಕ್ಷ ಸಮಾಗಮದ ಸರಣಿ ಕಾರ್ಯಕ್ರಮ. ಇದರಲ್ಲಿ ಇವತ್ತು ಪ್ರಪ್ರಥಮವಾಗಿ ನಮ್ಮೊಟ್ಟಿಗಿದ್ರ ರಾಧಾಕೃಷ್ಣ ಕುಂಜತ್ತಾಯರು. ಇವರದ್ದು ಯಕ್ಷ ಕಲಾವಲ್ಲರಿ ಅನ್ನುವಂತಹ ಮಹಿಳಾ ಯಕ್ಷಗಾನ ಹಳ್ಳಿ ಹೊಳೆ ತಂಡ ಇವ್ರು ಕಟ್ಕೊಂಡಿರ. ಇವರನ್ನ ನಾವು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹೇಗಿದ್ರಿ ಸರ್, ಹುಷಾರಿದ್ರ್ಯಾ?
2: ಸೂಪರ್
1: ಸೂಪರ್ ಆಗಿದ್ದೀರಾ. ಖುಷಿ ಅಂತ ಕೇಂದ್ರೆ, ನಮ್ಮ ರಾಧಾಕೃಷ್ಣ ಕುಂಜತ್ತಾಯರು ಚಂಡೆ ವಾದಕರು. ಹೌದು, ಬಹಳ ಮೇಳಗಳಲ್ಲಿ ಚಂಡೆ ವಾದಕರಾಗಿ ಕೆಲಸ ಮಾಡಿದವರು. ಅದ್ರೊಟ್ಟಿಗೆ ಖುಷಿ ಆದ ಇನ್ನೂ ಒಂದು ದೊಡ್ಡ ವಿಷಯ ಅದ್ಕೇಂದ್ರೆ, ಮಹಿಳೆಯರನ್ನ ಹಾಕೊಂಡೇ ಒಂದು ಯಕ್ಷಗಾನದ ತಂಡವನ್ನ ಕಟ್ಟಿದ್ದು. ಒಂದು ಕಾಲದಲ್ಲಿ ಯಕ್ಷಗಾನ ಅಂದ್ರೆ ಹೆಣ್ಮಕ್ಕಳಿಗೆ ಅಲ್ಲ, ಇದು ಬರೀ ಗಂಡ್ಮಕ್ಕಳಿಗೆ ಅಂದ್ರೆ ಅದ್ರ ಹೆಸರೇ ಎಂತ ಹೇಳ್ತಾರೆ, ಗಂಡು ಕಲೆ. ಗಂಡು ಕಲೆ ಅಂತ ಹೇಳ್ತಾರೆ. ಕಡೆಗೆ ನಮ್ಮ ಗಂಡು ಕಲೆ ಅಂತ ಹೆಣ್ಗಳಿ ಮಾಡುಕಾತಿಲ್ಲ ಅಂತ. ಆದ್ರೆ ಗಂಡು ಕಲೆ ಅಂತ ಎಂತ ಕಂದ್ರಿ ಸರ್ ಅದನ್ನ?
2: ಅವಾಗ ಮೋಸ್ಟ್ಲಿ ಅವಾಗ ಜಾಸ್ತಿ ಗಂಡಸರೇ, ಹೆಂಗಸರು ಈ ಯಕ್ಷಗಾನ ಫೀಲ್ಡ್ ಅಲ್ಲಿ ಕಡಿಮೆ ಇದ್ರು. ಗಂಡು ಕಲೆ ಮತ್ತೆ ಹಾರ್ಡ್ ವರ್ಕ್ ಅಲ್ಲ ಅದು ಸ್ವಲ್ಪ, ಅದಕ್ಕಾಗಿ ಯಾರು ಬರ್ತಿರ್ಲಿಲ್ಲ ಅನ್ಸುತ್ತೆ ನನ್ನ ಲೆಕ್ಕದಲ್ಲಿ.
1: ಓಕೆ, ನಾನೊಬ್ರನ್ನ ಕೇಂದ್ರತಿಗೆ ಅವ್ರು ಹೇಳ್ರ, ಅದು ಗಂಡು ಕಲೆ ಎಂಬುದು ಎಂತ ಕಂದ್ರೆ, ಆ ಯಕ್ಷಗಾನ ವೇಷಗಳು ತುಂಬಾ ಭಾರಿ ಭಾರ.
2: ಅದೇ ವೇಟ್, ಹಾರ್ಡ್ ವರ್ಕ್.
1: ಅದನ್ನ ಹೆಣ್ಮಕ್ಳಿಗೆ ಅಷ್ಟು, ನಾವು ನಯ ನಾಜುಕು ಕೋಮಲೆಯರು, ಸೊ ಹಂಗಾಗಿ ಹೆಣ್ಮಕ್ಳಿಗೆ ಆತಿರ್ಲಿಲ್ಲ. ಆ ಕಾರಣಕ್ಕೆ ಅದನ್ನ ಗಂಡು ಕಲೆ ಅಂದ್ರೆ, ಹೆಣ್ಮಕ್ಳ ಒಪ್ಪಕ್ಕಾಗ ಅಂತಲ್ಲ, ಬಟ್ ಕಾಲಾಂತರದಲ್ಲಿ ಹೆಣ್ಮಕ್ಳು ಕೂಡ ಯಕ್ಷಗಾನಕ್ಕೆ ಅರ್ಪಣೆ ಅಂದ್ರೆ ಪಾದಾರ್ಪಣೆ ಮಾಡಿದ್ರು ಅಂತಾಯ್ತು. ಈ ಮಹಿಳಾ ತಂಡ ಕೊಟ್ಟು ಯೋಚನೆ ಬಂದದ ಹ್ಯಾಂಗ್ ಸರ್ ನಿಮ್ಗೆ?
2: ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡಿದ್ದಾಗ್ಲಿಕ್ಕೆ ನಾನು ಯಕ್ಷಗಾನ ಫೀಲ್ಡ್ ಇಂದ ಹೊರಗ್ ಬಂದೆ, ಅಂದ್ರೆ ರೆಗ್ಯುಲರ್ ಮೇಳಕ್ ಹೋದವ, ಮೇಳ ಬಿಟ್ಟು ಮನೇಲಿ ಬಂದೆ. ನಮ್ದೆಲ್ಲ ಡಿವೈಡ್ ಆಯ್ತು ಲ್ಯಾಂಡ್ ಎಲ್ಲ, ಮನೇಲಿ ಸುಮ್ಮನೆ ಕೂತೆ. ಕಡೆ ನಮ್ಮ ಮಿಸ್ಸಸ್ ವೇಷ ಮಾಡ್ತರು, ಶ್ರೀಲಕ್ಷ್ಮಿ ಕುಂಜತ್ತಾಯ ಅಂತ.
1: ಶ್ರೀಲಕ್ಷ್ಮಿ ಕುಂಜತ್ತಾಯ.
2: ಕಡೆಗೆ ಅವ್ರ ಅಕ್ಕ ಒಬ್ರು, ಇವರು ತಾರಾ ಅಂತ, ಅವರು ಉಡುಪಿಯಲ್ಲಿ ಲೆಕ್ಚರ್. ಆನಂತರ ಅವ್ರ ಮತ್ತೊಬ್ರು ಅಕ್ಕ ಇಂದುಮತಿ ಅಂತ, ಶಿವಮೊಗ್ಗದಲ್ಲಿ ಇಂಗ್ಲಿಷ್ ಮೀಡಿಯಂ ಟೀಚರ್. ಕಡೆಗೆ ಲತಾ ಅಂತ ಮತ್ತೊಬ್ರು ಇದ್ರು, ಮಿಸ್ಸಸ್ ಅಕ್ಕ. ಅವ್ರ ಮಗಳು ವಂದನಾ ಅಂತ, ಅವಳು ಶಂಕರನ ಕಾಲೇಜಿಗೆ ಹೋಗ್ತಿದ್ಲು ಅವಾಗ. ಅವ್ರೆಲ್ಲ ಫ್ರೀ ಇದ್ರು, ಅವ್ರಿಗೆ ಎಲ್ಲ ನಮ್ ಫ್ಯಾಮಿಲಿ ಯಕ್ಷಗಾನದ ಹುಚ್ಚು. ಹಂಗೆ ಅವ್ರು ಹೇಳ್ರು, ಏ ಒಂದ್ ಕ್ಲಾಸ್ ಮಾಡುವ, ನಾವೆಲ್ಲ ವೇಷ ಮಾಡುವ. ಐರೋಡಿ ಮಂಜಾತ್ ಕುಲಾಲ್ರ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಬ್ಬನಿ ಮಾರ್ರೆ ನಮ್ಮಲ್ಲ ಒಂದ್ ಕ್ಲಾಸ್ ಮಾಡುವ, ಮಕ್ಕಳಿಗೆಲ್ಲ ಕಲ್ಸಿ ಅಂತ. ಬಂದು ಒಂದೂವರೆ ವರ್ಷ ಕ್ಲಾಸ್ ಮಾಡಿದ್ರು ನಮ್ಮಲ್ಲೇ ಟ್ರಯಲ್.
1: ಅಲ್ಲೇ ಮಾರ್ರೆ, ಒಬ್ರು ಶಿವಮೊಗ್ಗದಲ್ಲಿ ಇಪ್ಪದ, ಒಬ್ರು ಉಡುಪಿಯಂಗ್ ಇಪ್ಪದ, ಮತ್ತೊಬ್ರು ಶಂಕರನಾರಾಯಣದಲ್ಲಿ ಇಪ್ಪದ, ನೀವು ಹಳ್ಳಿ ಒಳಗ್ ಇಪ್ಪದ ಅಲ್ದ? ಅದನ್ನ ಹೆಂಗ್ ಒಟ್ಟಕ್ಕದ ಹೆಂಗ್ ನೀವ್?
2: ಯಕ್ಷಗಾನ ಹುಚ್ಚಂದ್ರ ಹಂಗೆ, ಶಿವಮೊಗ್ಗದಿಂದ ಒಂದು ದಿನ ಟ್ರಯಲ್ ಗೆ ಅವ್ರು ಬಂದು ಹೋಗ್ತಿದ್ರು
1: ಹಳ್ಳಿಯೊಳಗೆ.
2: ಹಳ್ಳಿಯೊಳಗೆ ಶಾಲೆಯಲ್ಲಿ ಟ್ರಯಲ್, ಶಾಲೆಯವರು ಎಲ್ಲ ಸಪೋರ್ಟ್ ಮಾಡಿದ್ರು ನಮ್ಗೆ, ಸಭಾಭವನ ಬಿಟ್ಕೊಡ್ತಿದ್ರು ವಾರದಲ್ಲಿ ಒಂದಿನ. ಶನಿವಾರ ದಿನ ಮಧ್ಯಾಹ್ನ ಮೇಲೆ, ಆದಿತ್ಯವಾರ ದಿನ ಮಧ್ಯಾಹ್ನ ಮೇಲೆ ಇಟ್ಕೊಂತಿದ್ವಿ ನಾವು, ಇಲ್ಲ ಶನಿವಾರ ಮಧ್ಯಾಹ್ನ ಮೇಲೆ. ಒಂದು ಟ್ರಯಲ್ಗೆ 2 ಗಂಟೆ ಟ್ರಯಲ್ಗೆ ಶಿವಮೊಗ್ಗದಿಂದ ಬಂದು ಮತ್ತೆ ರಾತ್ರಿ ಬಸ್ ಹತ್ತದ್ದು ಇತ್ತು ಅವ್ರು, ಇಲ್ಲ ಬೆಳಿಗ್ಗೆ ಬೇಗ ಹೋಗ್ತಿದ್ರು. ಮಾರನೆ ದಿನ ಶಾಲೆ ರಗಳೆ ಆಗ್ತಲ್ಲ,
1: ಎಷ್ಟು ಆಸಕ್ತಿ ಇತ್ತು ಮಾರನೆ.
2: ಭಾರಿ ಇಂಟ್ರೆಸ್ಟ್ ಅವರಿಗೆಲ್ಲ. ಈಗಲೂ ವೇಷ ಮಾಡ್ತಾರೆ ನಮ್ದು ಟೀಮ್ ಅಲ್ಲಿ.
1: ಸೊ ಒಂದೂವರೆ ವರ್ಷ ನೀವು ಐರೋಡಿ ಅವರು ಕುಲಾಲ್ ಅವರಿಂದ ನೀವು ಟ್ರೈನಿಂಗ್ ತಕೊಂಡ್ರಿ ಎಲ್ಲರೂ, ಅಂದ್ರೆ ಅವರಿಗೆಲ್ಲ ಆಸಕ್ತಿ ಇತ್ತು, ಯಾರು ಹೆಜ್ಜೆ ಕಲ್ತಿರ್ಲ?
2: ಇಲ್ಲ, ನಮ್ಮ ಹೆಂಡತಿ ಎಲ್ಲ ಮೊದ್ಲು ವೇಷ ಮಾಡಿದ್ರು, ಆದ್ರೂ ಹೆಜ್ಜೆ ಎಲ್ಲ ಪರ್ಫೆಕ್ಟ್ ಇರ್ಲಿಲ್ಲ, ನಮ್ಗೆ ಮಾಡಿದ್ಮೇಲೆ ಪರ್ಫೆಕ್ಟ್ ಇರ್ಕಂತ.
1: ನಿಮ್ಗ ಅವ್ರೆಲ್ರಿಗೂನ?
2: ಎಲ್ಲರಿಗೂ.
1: ಇದ್ರಲ್ಲಿ ನಿಮ್ ಮಗಳು ಕೂಡ ಇದ್ದಾರೆ?
2: ಮಗಳು ಅವಾಗ ಸಣ್ಣವಳು. ಅವಳು
1: ಅಷ್ಟು ಸಣ್ಣ, ಹೆಸರು ಎಂತ?
2: ಅವಳು ವೈಷ್ಣವಿ ಕುಂಜತ್ತಾಯ ಅಂತ.
1: ಓಕೆ.
2: ಅವಳು ನಾನೇ ಮನೆಯಲ್ಲೆಲ್ಲ ಹೆಜ್ಜೆ ಹೇಳಿಕೊಡ್ತಿದ್ದೆ, ನನಗೂ ಸ್ವಲ್ಪ ಸ್ವಲ್ಪ ಹೆಜ್ಜೆ ಎಲ್ಲ ಬರ್ತದೆ, ಅದನ್ನೆಲ್ಲ ಅವಳಿಗೆ ಕಲಿಸ್ತಾ ಇದ್ದೆ. ಕಡೆಗೆ ಅವಳು ಕಲಿದೆ ಬಾಲಗೋಪಾಲ ವೇಷ ಮಾಡ್ತಿದ್ಲ ಅಲ್ಲಿ, ನಾನು ಹೇಳಿಕೊಟ್ಟದ್ರಲ್ಲೇ ಬಾಲಗೋಪಾಲ ಮಾಡ್ತಿದ್ಲು. ನಮ್ದು ಸಂಘ ಮುಂಚೆ ಹೆಸರು ಗೋಪಾಲಕೃಷ್ಣ ಮಹಿಳಾ ಯಕ್ಷಗಾನ ಅಂತ ಇತ್ತು.
1: ಅದು
2: ನಮ್ಮ ಊರಲ್ಲಿ ಒಂದು ಗೋಪಾಲಕೃಷ್ಣ ದೇವಸ್ಥಾನ ಇತ್ತು. ಆ ನಂತರ ಅಲ್ಲಿ ಎಲ್ಲ ಮಕ್ಕಳೆಲ್ಲ ಇದ್ದಿದ್ರು, ಪ್ರಾಯದ ಹೆಂಗಸರೆಲ್ಲ, ಅವರೆಲ್ಲ ಮದುವೆ ಆಗಿ ಹೋದ್ರು, ಒಬ್ರೊಬ್ರೆ ಹೋದ್ರು. ಕಡೆ ಉಳಿದದ್ದು ಮಾತ್ರ ನನ್ನ ಹೆಂಡತಿ ನನ್ನ ಮಗಳ ಮಾತ್ರ, ಮತ್ತೆಲ್ಲ ಮದುವೆ ಆಗಿ ಹೋದ್ರು.
1: ಇದು ಯಾವ ವರ್ಷದಲ್ಲಿ ನೀವು?
2: ಇದು ಸಾಧಾರಣ 2006 5 6 7 ಟೈಮ್ನಲ್ಲಿ. ಕಡೆಗೆ ಆ ನಂತರ ಇವರು ಹೆಜ್ಜೆ ಎಲ್ಲ ಕಲಿತು ಕ್ಲಾಸ್ ಮಾಡಿ ಎಲ್ಲ ಆದ್ರೆ ಈ ಕುಂಟಿಕಾನ್ ಮಠದಿಂದ ಒಂದು ಲಂಡನ್ ಕಾಂಪಿಟೇಷನ್ ಏನೋ ಒಂದು ಯಕ್ಷಗಾನ ಕಾಂಪಿಟೇಷನ್ ಮಾಡ್ರು ಹವ್ಯಾಸಿ ಸಂಘದಿಂದ. ಆವಾಗ ನಮ್ ಕ್ಲಾಸ್ ನಡೀತಾ ಇತ್ತು ಹೆಜ್ಜೆ ತರಗತಿ. ಕಡೆ ನಮ್ಗೂ ಫೋನ್ ಮಾಡಿದ್ರು ಅವರು, ಯಾರೊಬ್ರು ಮಂಜುನಾಥ್ ಬಟ್ಟೆ ಯಾರು ಕಾರ್ಕಳದವ್ರು, ನಿಮ್ದೊಂದು ಟೀಮ್ ಇದೆಯಂತೆಲ್ಲ ಕೊಡಿ ಪ್ರೋಗ್ರಾಮ್ ಅಂದ್ರು. ಕಡೆ ನಾವು ಕೂಡಲೇ ಎಲ್ಲ ಮೀಟಿಂಗ್ ಮಾಡಿ ಮಕ್ಕಳೆಲ್ಲ ಹೇಳ್ರೆ ಮಾಡುವ ಅಂತ. ಕಡೆಗೆ ಪ್ರಸಂಗ ಟ್ರಯಲ್ ಸ್ಟಾರ್ಟ್ ಮಾಡ್ತು ಶಶಿಪ್ರಭೆ, ರಾಣಿ ಶಶಿಪ್ರಭೆ ಅಂತ.
1: ಅಂದ್ರೆ ನೀವೀಗ ಅದು ಹೆಣ್ಮಕ್ಳದ ಟೀಮ್ ಆಯ್ಪುಕೋಯೆ, ನೀವು ಆಯ್ಕೆ ಮಾಡಿಕೊಳ್ಳುವ ಪ್ರಸಂಗ ಎಲ್ಲ ಹೆಣ್ಮಕ್ಳಿಗೆ ಸೂಟ್ ಆಪಂಗೆ ಹಂಗೆ ಯೋಚನೆ ಮಾಡಿ?
2: ನಮ್ದು ಹೆಣ್ಮಕ್ಳಿಗಾದ್ರೂ ಎಲ್ಲ ನಮ್ದೀಗ ಕುಶಲವ ಮಾಡತ್ ನಾವು, ಕುಶಲವ ಮಕ್ಳು ಹುಡುಗಿಯವರೇ ಮಾಡುದು, ಕುಣಿತರು ಮೇಳದವ್ರು ಕುಣದಂಗೆ ಕುಣಿತರು. ಸಾಫ್ಟ್ ಪ್ರಶ್ನೆ ಇಲ್ಲ ನಮ್ಮಲ್ಲಿ, ಸಾಫ್ಟ್ ವೇಷನು ಮಾಡ್ತರು, ಸ್ತ್ರೀ ವೇಷನು ಸಾಫ್ಟ್ ಅದು ಮಾಡುವವರು ಮಾಡ್ತಾರೆ. ನಮ್ಮ ಹೆಂಡತಿ ಅಲ್ಲ, ನಮ್ಮ ಮಿಸ್ಸಸ್ ಸ್ವಲ್ಪ ನರ್ತನ ಎಲ್ಲ ಕಡಿಮೆ, ಅವಳು ಅದಕ್ಕೆ ಶಶಿಪ್ರಭೆ ಮಾಡ್ತಳು, ಮಾತಾಂಡ ತೇಜನು ಮಾಡ್ತಳು, ಅವಳು ಆಲ್ರೌಂಡರ್, ಹಾಸ್ಯನು ಮಾಡ್ತಳು, ಶ್ರೀವೇಶನು ಮಾಡ್ತಳು. ನಮ್ಗೊಂಥರ ಈ ಸಾಂಬಾರ್ ಬಟ್ಲು ಇದ್ದಂಗ ಅವಳು.
1: ನಿಮ್ಮ ಹೆಂಡತಿ
2: ಮನೆಯಲ್ಲೂ ಸಾಂಬಾರ್ ಬಟ್ಲು ಇರುತ್ತೆ, ಅವಳು ಅಡುಗೆ ಮನೆಯಲ್ಲಿ. ನಮ್ ಸಂಘದಲ್ಲೂ ಒಳ್ಳೆ ಸಾಂಬಾರ್ ಬಟ್ಲು ಇದ್ದ,
1: ಎಲ್ಲದಕ್ಕೂ ಸಲ್ತಾರೆ
2: ಎಮರ್ಜೆನ್ಸಿಗೆ. ಹಿಂದಿನಿಂದವರಿಗೂ ನನ್ನ ಹತ್ರ ಆತಿಲ್ಲ ಆತಿಲ್ಲ ಅಂತ ಇರ್ತಲ್ಲ, ಆಟ ದಿನ ಪರ್ಫೆಕ್ಟ್ ಮಾಡ್ತಳು,
1: ಸಖದಾಗಿ ಮಾಡ್ತಾಳೆ,
2: ಒಳ್ಳೆ ಮಾಡ್ತಾಳೆ, ಅದೊಂದು ಖುಷಿ ನಮ್ಗೆ. ಮಗಳು ಬಿಡಿ, ಅವರೆಲ್ಲ ಹುಡುಗಿಯವ್ರು ಬೇಗ ಕಲ್ತ್ಕೊಂಡಿದ್ರೆ, ಈಗ ರೆಗ್ಯುಲರ್ ಅವಳು ಈ ಮೇಳದಲ್ಲೂ ಎಲ್ಲ ವೇಷ ಮಾಡ್ತಳೆ ಎಲ್ಲರೊಟ್ಟಿಗೂ.
1: ಮಗಳು
2: ಟ್ರಯಲ್ಗೆ ಎಲ್ಲ ರಿಹರ್ಸಲ್. ನಾವು ನಮ್ ಸಂಘದ ಆಟದಲ್ಲಿ ಈಗ ನಮ್ಮ ಆಟ ಮಾಡ್ರು ರಿಹರ್ಸಲ್ ಇಲ್ಲ ನಮ್ದು. ಪ್ರಸಂಗ ಒಂದ್ 4 ದಿನ ಮುಂಚೆ ಹೇಳಿಬಿಟ್ಟೆ ಇಂತ ಪ್ರಸಂಗ ಸೆಟ್ ಮಾಡ್ಕೊಳ್ಳಿ ಅಂತ. ಅವ್ರವ್ರೆ ಎಲ್ಲ ಒಂದು ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾವ್ಯಾವ ಪದ್ಯ ಅಂತ ಕೇಳಿದ್ರು ಟಿಕ್ ಮಾಡಿ ಕೊಡುತ್ತೆ, ರೆಡಿಯಾಗಿ ಬಂದ್ಬಿಟ್ರೆ
1: ಅಷ್ಟೇ.
2: ಒಂದ್ ಗಂಟೆ ಬೇಗ ಬಂದು ಭಾಗವತರ ಹತ್ರ ಕೇಳ್ತಾರೆ ಹೆಂಗೆ ಏನಂತ. ಅಷ್ಟು ಬಿಟ್ರೆ ನಾವು ರಿಹರ್ಸಲ್ ಹಿಮ್ಮೇಳ ಇಟ್ಕೊಂಡು ಬೇರೆ ಸಂಘ ಟೈಪ್ ಎಲ್ಲ ಮಾಡೋದಿಲ್ಲ, ಅಂದ್ರೆ ಅವ್ರ ಹೆಜ್ಜೆ ಎಲ್ಲ ಪರ್ಫೆಕ್ಟ್ ಇದ್ರು ಎಲ್ಲವರು.
1: ಬಟ್ ಅದು ಡೈಲಾಗ್ಸ್ ಡೈಲಾಗ್ ಎಲ್ಲ ಎಂತ
2: ಎಲ್ಲರೂ ರೆಡಿ ಮಾಡ್ಕೊಂತಾರೆ, ಪದ್ಯದಲ್ಲೇ ಇದೆಯಲ್ಲ ಡೈಲಾಗ್ಸ್, ಪದ್ಯದಲ್ಲೇ ಡೈಲಾಗಿ ಬರುತ್ತಲ್ಲ ಅವ್ರು, ಅದ್ರಲ್ಲೇ ಎಲ್ಲ ರೆಡಿ ಮಾಡ್ಕೊಂತಾರೆ. ಮತ್ತೆ ಬೇರೆ ಈಗೆಲ್ಲ ಗೂಗಲ್ ಅಲ್ಲೆಲ್ಲ ಹೊಡೆದ್ರು ಬಂದ್ಬಿಡತ್ತೆ ಯಕ್ಷಗಾನ, ಯೂಟ್ಯೂಬ್ ಅಲ್ಲಿ ನೋಡ್ತರು, ತುಂಬಾ ಯಕ್ಷಗಾನ ನೋಡ್ತರು, ಬರೇ ವೇಷ ಮಾಡೋದಲ್ಲ ಇವರು. ಯಕ್ಷಗಾನ ಪ್ರೋಗ್ರಾಮ್ ಇದ್ರೆ ಆಟ ನೋಡ್ತರು, ಇವ್ರಿಗೆ ಬೇಕಾದ ಪ್ರಸಂಗ ಇದ್ರೆ ಏನ್ ಮಾತಾಡಿದ್ರು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಸ್ವಲ್ಪ. ಕಳೆ ಒಂದ್ ಮೊನ್ನೆ ಎಲ್ಲ ಒಂದ್ ನಮ್ ಮಗಳು ಆಟಕ್ಕೆ ಹೋದಾಗ ಹೇಳ್ತಿದ್ಲು, ಭಾಗವತರ ಒಂದ್ ಹೇಳ್ತಿದ್ದ ಇವ್ ಮತ್ತೊಂದ್ ಮಾಡ್ತಾ ಇದ್ದೆ ಯಕ್ಷನಪ್ಪ ಅಂತ.
1: ಅದೆಲ್ಲ ನಿಮಗ್ ಗೊತ್ತಾಗ್ತ?
2: ನಮ್ಗ್ ಗೊತ್ತಾಗ್ತ, ಅವ್ರಿಗೆ ಗೊತ್ತಾಗ್ತ, ಆದ್ರೆ ನಾವದ್ನ ಹೇಳುದಿಲ್ಲ ಎಲ್ಲರ ಹತ್ರ. ಅವಳು ನನ್ನ ಹತ್ರ ಬಂದ್ ಹೇಳು, ಈಗ ಯಕ್ಷಗಾನ ಹಂಗೆ ಅಂದೆ, ಕುಣದ್ರ ಸೈ ಅಂತ ಯಕ್ಷಗಾನ.
1: ಅಂದ್ರೆ ಭಾಗವತರ ಭಾಗವತಿಕೆಗೂ ಇಲ್ಲಿ ಯಾರ ಪಾತ್ರಧಾರಿಗಳು ಮುಮ್ಮೇಳದಲ್ಲಿದ್ದಾರೆ ಅವರ ನೃತ್ಯ ಅವರ ಡೈಲಾಗ್ ಡೆಲಿವರಿಗೂ ಸಂಬಂಧ ಇಲ್ಲ.
2: ಅಲ್ಲ, ಕೆಲವು ಹುಡುಗರ ಮಕ್ಳದ್ ಇಲ್ಲ, ಅದು ಗ್ರಹಿಸೋದಿಲ್ಲ, ಪದ್ಯ ಎತ್ತದ ಕೂಡಲೇ ಕುಣಕ್ ಶುರು ಮಾಡ್ರು.
1: ಸೊ ಅವೆರಡಕ್ಕೂ ಇರುಪುರು ಇಲ್ಲ ಅಂತ್ರಿ ನೀವು?
2: ಅಂದ್ರೆ ಎಲ್ಲರಲ್ಲ, ಕೆಲವೊಂದಿಷ್ಟು ಜನರಲ್ಲಿ. ಅಂದ್ರೆ ಅವ್ರಿಗೆ ಗೊತ್ತು ಮಾಡೋಕೆ, ಗ್ರಹಿಸೋದಿಲ್ಲ ಅದ್ರ ಬಗ್ಗೆ. ಈ ಪ್ರೇಕ್ಷಕರು ಹಂಗೆ ಜಾಸ್ತಿ ಕೊಣದ ಕೂಡ್ಲೆ ಚಪ್ಪಾಳೆ ತೊಟ್ರು ಬಿಸಿಲ ಹೊಡೆದ್ರು ಬಾರಿ ಅವನಿಗದ್ ನಾವು ಖುಷಿ ಆಯ್ತಂತ. ಅವ್ ಮಾಡ ದಿನ ಅದನ್ನೇ ಮಾಡುದು.
1: ಅಂದ್ರೆ ಆ ಪ್ರೇಕ್ಷಕರಿಗೂ ಅಂತ ಅಭಿರುಚಿ ಇಪ್ಪುದಿಲ್ಲ, ಅಂದ್ರೆ
2: ಅವರಿಗೆ
1: ಸರಿ ತಪ್ಪನ್ನ ವಿಶ್ಲೇಷಿಸುವ
2: ಮನ್ಸಿಗೆ ಖುಷಿ ಆದ್ರೆ ಸಹಿ.
1: ಕರೆಕ್ಟ್.
2: ಈ ಹಿರಿಯ ಕಲಾವಿದರು ಕೆಲವರು ಆಟ ನೋಡ್ದವ್ರು ಹೇಳ್ತಾರೆ, ಇಲ್ಲ ಅವ್ ಹಂಗ್ ಮಾಡೋಕಾಗಿತ್ತು ಅಂತ. ಅದೊಂದು ಜನ ಒಪ್ಪುದಿಲ್ಲ. ಈ ನಾನೇ ಕಲಾವಿದನಾಗಿ ಒಂದು ಆಟದಕ್ಕೆ ಹೋದಾಗ ಅಲ್ಲಿ ಏನಾದ್ರೂ ಹಿಂಗಿಂದ ಅದ್ ನೋಡ್ರಿ, ನಾನ್ ಬೇರೆ ಜನರ ಹತ್ರ ಹೇಳ್ರು, ಏ ನೀವು ಬಾರಿ ಹಿಂದಿದ್ರಿ ಮರ್ರೆ, ಈಗಲಿಂದ ಈ ಜನರೇಷನ್ ಅಪ್ಡೇಟ್ ಆಗ್ಲಿಲ್ಲ ನೀವು ಅಂತ.
1: ಹೌದು,
2: ನಿಜವಾಗಿ ನಾವು ಈಗಲಿಂದ ಅಪ್ಡೇಟ್ ಆಗ್ಲಿಲ್ಲ, ನಾನೇ ಒಪ್ಕೊಂತ.
1: ಇದು ಇದು ಆಕ್ಚುಲಿ ಆ ಜನರೇಷನ್ ಇಂದ ಬೆಳೆದು ಬಂದವರು ಇದಾರಲ್ಲ ಯಕ್ಷಗಾನದಲ್ಲಿ, ಇದು ಎಲ್ರಿಗೂ ಆಗ್ತಾ ಇರೋ ಸಮಸ್ಯೆ. ನಮ್ಮ ಮನೇಲಿ ನನ್ನ ಮಾವನನ್ನ ನಾನು ಕಾಣ್ತಾ ಇರ್ತೆ, ಯಕ್ಷಗಾನ ಪದಾಲ ಹಾಕೊಂಡೇ ಇರ್ಬೋದು, ಯಕ್ಷಗಾನ ಪ್ರಸಂಗ ಹಾಕೊಂಡೇ ಇರ್ಬೋದು, ಆ ಪದಾಲ ಹಾಡೋತಿ ಭಾಗವತರು ಸ್ವಲ್ಪ ಎಳೆದ್ರೆ, ಆ ಶೈಲಿಯಲ್ಲಿ ಸ್ವಲ್ಪ ಭಿನ್ನತೆ ಸಿನಿಮೀಯ ದಾಟಿ ತಂದ್ರೆ ಸಮಾಬೈತ್ರು ಅವರು ಅಂದ್ರೆ ಅಪ್ಡೇಟ್ ಆಯ್ಲ.
2: ನಮ್ಮ ಮನೆಯಲ್ಲೂ ನಾ ಎಲ್ಲಾರು ಕಾಳಿಂಗ ನೋಡ್ರು ಪದ್ಯ ಹಾಕ್ತೆ, ನಮ್ಮ ಮನೆಯವಳು ಹೇಳುದು ಅಯ್ಯೋ ಇದೆಂತ ಪದ್ಯ ಮರ್ರ, ಇದ್ನ ಇದ್ ಹೆಂಗ್ ಕೆಲಸ ಮಾಡೋದು ಹೆಂಗ್ ನಂಗ ನೋಡ್ರ ಪದ್ಯ ಕೆಲಸ ಮಾಡೋಕಾತಿಲ್ಲ ಅಂತಲಿ ಇವಳು.
1: ಅಷ್ಟು ಶಾಸ್ತ್ರೀಯವಾಗಿದೆ
2: ಅದು, ಪರ್ಫೆಕ್ಟ್ ಇರುತ್ತಲ್ಲ. ಇವರಿಗೆ ಇವ್ರು ಕಂಡದ ಇತ್ತೀಚಿನ ಪದ್ಯಗಳು ನಮ್ಮ ಟೀಮಿಗೆ, ಇವ್ರು ಶಂಗನಾಯ್ ಸುರೇಶ್ ಶೆಟ್ರು ಅವರು ಮೊದ್ಲು ಪೆರಡೂರು ಮೇಳದಲ್ಲಿ ನಾವು ಹುಟ್ಟೆ ಇತ್ತು, ನಾನ್ ಚೆಂಡಗಿದ್ದೆ, ಅವ್ರು ಪದ್ಯಕ್ಕಿದ್ರು. ಅನಂತರ ಮೊಗೆಬೆಟ್ ಪ್ರಸಾದ್ ಅಂತ,
1: ಪ್ರಸಾದ್ ಮೊಗೆಬೆಟ್ಟು,
2: ಮೊಗೆಬೆಟ್ ಪ್ರಸಾದ್ ಅವ್ರು ನಮ್ ಟೀಮಿಗೆ ಬರ್ತಾರೆ ಪದ್ಯಕ್ಕೆ. ಅವರೇ ಇಬ್ರು ನಮ್ ಜಾಸ್ತಿ ಬಂದಿದ್ದು ಅವರಿಬ್ರು. ನಾ ಫಸ್ಟ್ ನಮ್ದು ಆಟ ಫಿಕ್ಸ್ ಆದ ಕೂಡ ಕೇಳುದೇ ಸುರೇಶ್ ಶೆಟ್ರು, ಇಲ್ಲ ಅಂದ್ರೆ ಮೊಗೆಬೆಟ್ಟು. ಅವರಿಬ್ರು ಭಾಗವತ್ಗೆ ಇಲ್ಲ ಅಂದ್ರೆ ನಮ್ದು ಆಟ ಕ್ಯಾನ್ಸಲ್. ನಾ ಬೇರೆ ಯಾರನ್ನ ಹಾಕೊಂಡ್ ಮಾಡುದಿಲ್ಲ, ನಮ್ ಟೀಮಿಗೆ ಅವ್ರು ಸೆಟ್ ಹಾಕ್ರ.
1: ಪ್ರಸಂಗನೆಲ್ಲ ನೀವ್ ಹೆಂಗ್ ಆಯ್ಕೆ ಮಾಡ್ಕೊಂತತ್ರಿ ಸರ್?
2: ನಾವೊಂದು ನಾಲ್ಕೈದು ಪ್ರಸಂಗ ಸೆಟ್ಟಿಂಗ್ ನಮ್ದು, ಒಂದು ಶಶಿಪ್ರಭೆ, ಒಂದು ಕುಶಲವ, ಒಂದು ಕಂಸವದೆ, ಒಂದು ರಾಮಾಶ್ವಮೇಧ. ರಾಮಾಶ್ವಮೇಧ ಅಂದ್ರೆ ಈ ವೀರಮಣಿ ಕತೆ ಹಿಂದಿಂದು, ಮಾಯಾಪುರಿ ಅಂತಾರ ಅದಕ್ಕೆ. ಅದು ಮತ್ತೆ ಸುಧನ್ವ ಅರ್ಜುನ ಎಲ್ಲ ಮಾಡತ್ ನಾವು. ನಮ್ದು ಸಣ್ಣ, ಈಗ ಇರೋದು ನಾವು ಏಳು ಜನ ನಮ್ ಟೀಮ್ ಅಲ್ಲಿ, ಏಳು ಜನಿಗೆ ಆಗುವಷ್ಟು ಪ್ರಸಂಗ
1: ಅಷ್ಟೇ ಪಾತ್ರಧಾರಿಗಳು ಅಂತದ್ದೇ ಪ್ರಸಂಗ ಹೇಳ್ಕಂತ್ರಿ. ನೀವಾಗ ಅದಕ್ಕೆ ಹೆಸರು ಚೇಂಜ್ ಮಾಡ್ರಿ ಅಂದ್ರಿ, ಗೋಪಾಲಕೃಷ್ಣ ಮಹಿಳಾ ಯಕ್ಷಗಾನ ಮಂಡಳಿ ಆತನೇನೋ ಇತ್ತಲ್ಲ ಹೆಸರು
2: ಮುಂಚೆ,
1: ಅದನ್ನ ಚೇಂಜ್ ಮಾಡ್ರಿ. ಅದ ಎಂತ ಚೇಂಜ್ ಮಾಡ್ರಿ?
2: ಫುಲ್ಲು ಒಂದ್ಸರಿ ಈ ಲಂಡನ್ ಕಾಂಪಿಟೇಷನ್ ಬಂದಾಗ ಈ ಹಳೆ ಟೀಮ್ ಅಲ್ಲಿ ಇದ್ದವ್ರು ಯಾರು ಇಲ್ಲ ಈಗ, ಕಡೆಗೆ ನಮ್ಮ ಇವರೇ ಅಲ್ಲ ಕಲಾವಿದ್ರೆಲ್ಲ ಸೇರಿ, ಇಲ್ಲ ಬೇರೆ ಟೀಮೇ ಸಪರೇಟ್ ಮಾಡುವ ನಾವು, ಮೊದ್ಲಿನ ಹೆಸರೇ ಬೇಡ ಬೇರೆ ಅಂತ ಮಾಡುವ ಅಂತ ಮಾಡಿ ಈ ಹೆಸರಿಟ್ಟು ಕಡೆಗೆ.
1: ಇದಾಗಿ ಎಷ್ಟು ಟೈಮ್ ಆಯ್ತು ಈಗ ಯಕ್ಷ ಕಲಾವಲ್ಲರಿ ಆಗಿ? ಎಷ್ಟು ಟೈಮ್ ಆಯ್ತು?
2: ಇದು ಸಾಧಾರಣ 2014 ಅನ್ಸುತ್ತೆ
1: ಶುರು ಮಾಡಿದ್ದ. ಆಕ್ಚುಲಿ ಒಂದ್ ತಂಡ ಕಟ್ಕೊಂಡು ಉಮೇದಲ್ಲಿ ಕಟ್ಟಿ ಹೊತ್ತ ಅದ ತಂಡದಲ್ಲಿ ಉಳಿಸ್ಕೊಂಡ್ಕಲ್ಲ, ಕಲಾವಿದ್ರನ್ನಾಗ್ಲಿ ಅಥವಾ ಲಿಪ್ಪರ್ನಾಗ್ಲಿ ಯಾರನ್ನೇ ಆಗ್ಲಿ, ಅದೆಷ್ಟು ಕಷ್ಟ ಸವಾಲ್ ಅಂತ ಅನ್ನಿಸ್ತೀನಿ.
2: ಅಲ್ಲ ಉಳಿಸ್ಕೊಂಡೇ ಕಷ್ಟ ನಮ್ದೀಗ ನೋಡಿ, ನಮ್ದು ಒಬ್ರು ಶ್ರುತಿ ಕನ್ನಂತ ಅಂತ ಡಾಕ್ಟರ್, ಅವಳು ನಮ್ ಟೀಮ್ ಅಲ್ಲಿ ವೇಷ ಮಾಡುವವರು, ಅವ್ರು ಇರೋದು ಬೆಂಗಳೂರಲ್ಲಿ. ಅವರು ನಾವೀಗ ಒಂದು ಆಟಕ್ಕೆ ಒಪ್ಕೊಂಡ್ರು ಅವ್ರಿಗೆ ಬರ್ಲಿಕ್ಕೆ ಆಗುದಿಲ್ಲ, ನಾವಿಲ್ಲ ಅವ್ರ ಬದ್ಲಿ ಬೇರೆ ಜನ ಇನ್ಸರ್ಟ್ ಮಾಡ್ಕೊಳ್ಳೋದು. ಒಬ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ಲು, ಅವರು ರಿಟೈರ್ ಅಂದ್ರೆ ನಮ್ ಟೀಮ್ ಸಿಗುದೇ ಇಲ್ಲ ಈಗ, ಮಗು ಸಣ್ಣದು ಹಾಗೆಲ್ಲ ಸಮಸ್ಯೆ. ನನ್ ಮಗಳು ಹಾಗೆ ಈಗ ಅಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡುದು. ನಾನಿಲ್ಲ ಆಟ ಒಪ್ಕೊಂಡ್ರೆ ಅಪ್ಪ ನಾನ್ ಬರುದಿಲ್ಲ ಅಂದ್ರೆ ನನ್ ಕತೆಗೆ ಆಯ್ತು. ನಮ್ ಮಿಸ್ಸಸ್ಸು ನನ್ಗೆ ಹೆಲ್ತ್ ಪ್ರಾಬ್ಲಮ್ ಬಂದ್ರು ಕಷ್ಟ, ಏನೋ ದೇವ್ರ ಲೆಕ್ಕದಲ್ಲಿ ಅವ್ರವ್ರೊಳಗೆ ಹೊಂದಾಣಿಕೆ ಮಾಡ್ಕೊಂಡು ಅಂತೂ ಆಟಕ್ ತೊಂದ್ರೆ ಇಲ್ಲ. ಕಡಿಮೆ ಆದ್ರೆ ನಾವು ಹೊರಗಿನ ಜನ ಕರ್ಕೊಂತೇವೆ, ನಾನು ಲೇಡೀಸ್ ಯಾರಾದ್ರೂ ಇದ್ರೆ. ಈ ನಾಡಿದ್ ಚೌತಿಯಲ್ಲಿ ಪ್ರೋಗ್ರಾಮ್ ಇದೆ ಈಗ, ನಮ್ಮ ಅಶ್ವಿನಿ ಕೊಂಡ್ರಕುಳ್ಳಿ ಅವರು ಹೇಳಿದೆ ಬನ್ನಿ ಅಂತ, ನಮ್ಮ ಮಗಳಿಗೆ ಅವರಿಗೂ ಟಚ್ ಇದೆ, ವೇಷ ಎಲ್ಲ ಮಾಡಿದ್ರು ಬರ್ತೇನೆ ಅಂದು ಒಪ್ಕೊಂಡಿದ್ರು. ಹಾಗೆ ಕಡಿಮೆ ಆದಾಗ ಯಾರನ್ನಾರು ಲೇಡೀಸ್
1: ಅಡ್ಜಸ್ಟ್ಮೆಂಟ್ ಮಾಡ್ತಾರೆ.
2: ಹಾಗಿಲ್ಲ ಈಗ ಬರೀ ಲೇಡೀಸ್ ಆಗುದಿಲ್ಲ ಕೆಲವು. ನಾಡಿದ್ದೀಗ ನಮ್ಮ ನಿಮ್ ಬಣಕಷ್ಟ ಕಾಲೇಜ್ ಲೆಕ್ಚರ್ ಶಶಾಂಕ್ ಪಟೇಲ್ ಅಂತ ಇದ್ರು, ಅವ್ರದ್ದೇ ಕುಶಲ ಹೌದು ರಾಮ. ಈಗ ಚೌತಿಲಿ ಸೆಪ್ಟೆಂಬರ್ ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಅದಕ್ಕೆ ಸ್ವಲ್ಪ ಈಗ
1: ಮಾಡ್ತಿದ್ರಿ.
2: ಹೌದು, ಹಾಸ್ಯಗಾರರು ಎಷ್ಟು ಮಾಡಿದ್ರು ಲೇಡೀಸ್ ಚಂದ ಮಾಡ್ತಾರ, ಆದ್ರೆ ಈ ಜೆಂಟ್ಸ್ ಮಾಡಿದಷ್ಟು ಗಂಡಸರು ಮಾಡ್ದಂಗ ಅಷ್ಟು ಚಂದ ಆಗ್ತಿಲ್ಲ. ಅದ್ ಏನೋ ಅವ್ರ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಈ ಮೇಳದಲ್ಲೆಲ್ಲ ನೋಡಿ ನೋಡಿ ಮತ್ತೆ ಸ್ವರದ ಪ್ರಭಾವ ಇತ್ತಲ್ಲ ಕೆಲವು ಹೆಂಗಸ್ರದ್ದು ಲೇಡೀಸ್ ಅವ್ರದ್ದು ಸ್ವರ ಸಣ್ಣ ಸ್ವಲ್ಪ, ಗಂಡಸರ ಸ್ವರ ದಪ್ಪ. ಮತ್ತೆ ಇವ್ರಿಗೆ ಎಲ್ಲಾ ರೀತಿಯ ಒಂದು ಈ ಕೆಲವು ಡಬಲ್ ಮೀನಿಂಗ್ ಮಾತಾಡೋದಿಲ್ಲ ಹೆಂಗಸರು, ಈ ಗಂಡಸರೆಲ್ಲ ಜಾಸ್ತಿ ಬಂದ್ಬಿಡುತ್ತೆ.
1: ಅಲ್ಲ ಡಬಲ್ ಮೀನಿಂಗ್ ಬೇಕಂತ್ರೆ ನೀವು
2: ಬೇಡಪ್ಪ, ಯಾಕ ಸುಮ್ಮನೆ ಅದಕ್ಕಿಂತ ಬೇರೆ ಬೇರೆ ವಿಷಯಗಳು ಹಾಸ್ಯಗಳು ತುಂಬಾ ಇದೆ.
1: ಅಲ್ಲ ನಾವು ಅಡುಗುಲಜ್ಜಿ ಈ ಗಂಡು ಮಕ್ಳು ಅಡುಗುಲಜ್ಜಿ ಹಾಕೊಂಡ್ ಬರ್ತಿದ್ರಲ್ಲ ಯಕ್ಷಗಾನ ನಾಗಶ್ರೀಗಲ ಅಡುಗುಲಜ್ಜಿ ನಾಗಶ್ರೀಗಲ ಬತ್ತಲ್ಲ, ಅದನ್ನೆಲ್ಲ ಕಂಡು ನಾವು ತುಂಬಾ ಗಮ್ಮತ್ತಲ್ಲಿ ಅದನ್ನೆಲ್ಲ ಕಂಡು ಅದೊಂದು ಮನರಂಜನೆ ಆಯ್ತು. ಗಂಡಸ್ರೆ ಅಡುಗುಲಜ್ಜಿ ಹಾಕ ಬಂದ್ರೆ ಈಗ ಹೆಣ್ಮಕ್ಳು ಆ ತರದ್ ಮಾಡ್ರೆ ಲೈಕ್ ಆತಿಲ್ಲ ಮೇಡಮ್.
2: ಹೆಂಗಸ್ರಿಗೆ ಅಡುಗೋಲಜ್ಜಿ ಶಶಿಪ್ರಭೆಯಲ್ಲಿ ಒಂದು ಅಜ್ಜಿ ಬರುತ್ತೆ ದ್ವಾರಪಾಲಕಿ, ಅದು ಲೇಡೀಸ್ ಒಳ್ಳೆ ಮಾಡ್ತಾರೆ. ಅದೇ ಕೀಚಕವಾದ ವಿಜಯ ಭಕ್ತ ಅದ್ ಹೆಂಗಸ್ರಿ ಮಾಡುದು ಕಷ್ಟ, ಅದ್ ನರ್ತನು ಸ್ವಲ್ಪ ಇತ್ತು, ಮತ್ತೊಂಚೂರು ಗಣಸರು ವರ್ಚಸ್ಸಿನ ವೇಷಗಳು ಕೆಲವು ಈ ದ್ವಾರಪಾಲಕ ಇದೆಲ್ಲ ಮಾಡಬಹುದು ಕೆಲವು ಅಡುಗೋಲಜ್ಜಿ. ಕೆಲವೊಂದಿಷ್ಟು ಇದ್ರಲ್ಲಿ ಕಂಸವಾದಿಯಲ್ಲಿ ರಜತ ಬರುತ್ತೆ, ಅದನ್ನು ಹೆಂಗಸರು ಮಾಡ್ತಾರೆ, ಕೆಲವರು ಚಂದ ಮಾಡ್ತಾರೆ. ಈ ಕೆಲವೊಂದು ವೇಷಗಳು ಸ್ವಲ್ಪ ಗಂಡಸರಿಗೆ ಸೂಟ್ ಆಗುತ್ತೆ ಜಾಸ್ತಿ
1: ಅಂತೇಳಿ ಹೇಳಿದ್ರೆ
2: ಮಾಡ್ತರು, ಆದ್ರೂ ಅದು ಅಷ್ಟು ಒಳ್ಳೇದಾಯ್ಕ ಅಂತಿಲ್ಲ,
1: ಇಫೆಕ್ಟಿವ್ ಆಗ್ತಿಲ್ಲ ಅಂತ. ಮತ್ತೆ ಕೆಲವದಕ್ಕೆ ಧ್ವನಿ ಭಾರ ಎಲ್ಲ ಬೇಕಾಗ್ತ,
2: ಅದೇ ಅದೇ ಕೆಲವು ಹಾಸ್ಯಗಳಿಗೆ ಈ ಗಂಡಸರ ಸ್ವರದ್ದು ಈ ಈ ಇದ್ರಲ್ಲಿ ಶನೀಶ್ವರ ಮಾತ್ಮೇಲೆ ನಂದೀಶ್ ಶೆಟ್ಟಿ ಅಂತೇಳಿ ನಂದೀಶ್ ಶೆಟ್ಟಿ ಅಂದ್ ಬರ್ತ, ಅದು ಈಗ ಹೆಂಗಸರು ಮಾಡ್ರೆ ಆ ಸ್ವರ ಭಾರ ಇರೋದಿಲ್ಲ ಅವರಿಗೆ, ಸ್ವರ ಭಾರ ಅಂದ ವೆಯ್ಟ್ ಸ್ವರದಲ್ಲಿ ಗೊಡ್ಸ ಸ್ವರ ಇರುದಿಲ್ಲ, ಹಂಗಾಗಿ ಸ್ವಲ್ಪ ಹೆಂಗಸ್ರಿಗೆ ಕಷ್ಟ ಅನ್ಸುತ್ತೆ.
1: ಅದು ಕಷ್ಟ ನ್ಯಾಯ ಒದಗಿಸಿಲ್ಲ ಅಂತ ಹೇಳಿ
2: ಮಾಡ್ತರು, ಅದು ಬೇರೆ. ಆದ್ರೆ ಜನರಿಗೆ ರೀಚ್ ಆಗು ಕಡಿಮೆ ಆಗ್ತದೆ.
1: ನೀವು ಒಂದ್ ವರ್ಷಕ್ಕೆ ಎಷ್ಟು ಪ್ರಸಂಗಗಳ ಪ್ರದರ್ಶನ ಮಾಡ್ತೀರಿ?
2: ನಾವು ಮಾಡೋಕೆ ಮುಂಚೊಂದು 8-10 ಆಟ ಮಾಡ್ತಿತ್ತು ವರ್ಷಕ್ಕೆ, ಒಂದು ರೆಗ್ಯುಲರ್ ಅಂತಲ್ಲ, ತಿಂಗಳಿಗೆ ಒಂದ್ 2 ತಿಂಗಳಿಗೆ. ನಾವು ಬೇಜಾರಾದ್ರೂ ಆ ಕ್ಷಣ ಮಾಡೋದಿತ್ತು, ನಮ್ದೇ ದುಡ್ಡು.
1: ಹೌದಾ?
2: ಕಮಲ್ ಶೈಲಿಯಲ್ಲಿ ನವರಾತ್ರಿ ಎಲ್ಲ ಒಂದು ಆಟ ಕೇಳು, ಇಲ್ಲ ಮರ ಆಟ ಎಲ್ಲ ಫುಲ್ ಆಯ್ತು, ಅದು ದುಡ್ಡೆಲ್ಲ ಕೊಡು ಕಷ್ಟ ಮಾರ್ರೆ ಅಂದ್ರೆ, ದುಡ್ಡು ಕೇಳಲ್ಲ ಮರ್ರೆ ಆಟ ಮಾಡು ಆಟ ಜಾಗ ಕೊಡಿ ಅಂತ. ಅಲ್ಲ ನೀವೇ ಮಾಡಿದವ್ರು ಅಡ್ಡಿಲ್ಲ ಅಂದ್ರೆ, ಸಿಟ್ಟು ಬಂತ, ಸಿಟ್ಟು ಬಂತು ಬೇಜಾರಾಯ್ತು. ಊರ್ ಮನೆಯವ್ರಿಗೆ ಒಂದ್ ಪ್ರೋಗ್ರಾಮ್ ಸಿಕ್ಕಲ್ಲ, ಅಂದ್ ಕಡೆ ಎಲ್ಲ ಮಕ್ಳಿಗೆಲ್ಲ ಆಟ ಮಾಡುವ ಅಂತ, ಕಡೆ ನಾನೇ ಕೈಯಿಂದ ಹಾಕೊಂಡು ಆಟ ಮಾಡ್ತೀನಿ.
1: ಎಷ್ಟು ಕೈಯಿಂದ ಅಂದ್ರೆ ಎಷ್ಟು ಖರ್ಚು?
2: ಸುಮಾರು ಹಿಮ್ಮೇಳದವ್ರಿಗೆ ಕೊಡ್ಬೇಕು, ಭಾಗವತರಿಗೆ ಕೊಡ್ಬೇಕು, ಮದ್ಲೆಗಾರರು ಚಂಡೆ ನಾನೇ ಬಾರಿಸ್ತೇನೆ ಫ್ರೀ. ಡ್ರೆಸ್ ಗೆ ಒಂದು 15,000 ಡ್ರೆಸ್ ಹೋಗುತ್ತೆ, ಟೋಟಲ್ ಒಂದು 25,000 ಖರ್ಚಾಗುತ್ತೆ.
1: ಡ್ರೆಸ್ ನೀವು ಎಲ್ಲಿಂದ ತಂದ್ರಿ?
2: ಡ್ರೆಸ್ ಇಲ್ಲೇ ಸಾಲಿಗ್ರಾಮ. ಮತ್ತೆ ಮುಂಚೆ ನಮ್ಮ
1: ಮೇಳದವರಿಂದನೇ ತಪ್ಪದ ನೀವು?
2: ಅಲ್ಲ, ಡ್ರೆಸ್ ಕಾಸ್ಟ್ಯೂಮ್ಸೇ, ಯಕ್ಷಗಾನ ಕಾಸ್ಟ್ಯೂಮ್ಸೇ ಬಾಡಿಗೆಗೆ ಇತ್ತೀಗಲ್ಲ.
1: ಓಕೆ.
2: ಒಂದು ಸಾಲಿಗ್ರಾಮದಲ್ಲಿದೆ ಗಣೇಶ ಅಂತ ಒಂದು, ಅದ ಮುಂಚೆ ಇರ್ಲಿಲ್ಲ. ನಾವು ಮಂಕಿ ಭಾಸ್ಕರ್ ಗೌಡ್ರ ಅಂತ ಅಲ್ಲಿಂದ ತರಿಸ್ತಿತ್ತು ಉತ್ತರ ಕನ್ನಡದಿಂದ. ಅವ್ರಿಗೂ ನಮ್ಗೊಂಥರ ಫ್ಯಾಮಿಲಿ ಅಟ್ಯಾಚ್ಮೆಂಟ್, ನಮ್ಗೆ ಅವ್ರ ದುಡ್ಡಿನ ನಿರೀಕ್ಷೆ ಇಲ್ಲ. ನಮ್ಮ ಟೀಮ್ ಒಟ್ಟಿಗೆ ಬಂದ್ರೆ ದುಡ್ಡಿನ ನಿರೀಕ್ಷೆ ಇಲ್ಲ ಅವರಿಗೆ, ನಮ್ದು ಆಟ ನಮ್ದೇ ಟೀಮ್ ಅಂತ ಅವರಿಗೆ. ಒಂಥರ ಮನೆಯವರಿದ್ದಂಗೆ ನಮ್ಗೆ, ನಮ್ಗೆ ಹೆಂಗಸರಲ್ಲ ಕಟ್ಟಿ ಬಿಡುದು ಅದಿದೆಲ್ಲ ಒಂಥರ ಭಾರಿ ವಿಶ್ವಾಸದಲ್ಲಿ ಚಂದ.
1: ಇದು ಸಹ ಎಂತಂದ್ರೆ, ಈಗ ಮಹಿಳಾ ಯಕ್ಷಗಾನ ಅಂತಂದ್ರೆ ಮಹಿಳೆಯರಿಗೆ ವೇಷ ಎಲ್ಲ ಕಟ್ಟುದಿರುತ್ತಲ್ಲ, ಅದನ್ನ ಮಹಿಳೆಯರೇ ಅಥವಾ ನೀವು ಹೆಂಗೆ? ಅದು ಯಾವ
2: ಗಣಸರು ಗಣಸರು ಬರ್ತದೆ? ಅದೇ ನಮ್ಗೆ ಭಾಸ್ಕರ್ ಗೌಡರು ಅಂದ್ರೆ ನಮ್ಗೊಂಥರ ಫ್ಯಾಮಿಲಿ, ನಮ್ಮ ಅಣ್ಣ ತಮ್ಮ ಹಿಂಗೆ ಆ ಮನಸ್ಥಿತಿಯಲ್ಲೇ ಬಂದು ನಮ್ಗೆ ವೇಷಮೆಲ್ಲ ಮಾಡಿಬಿಡ್ತಾರೆ. ಈಗೀಗ ನಮ್ಮಲ್ಲಿ ಕೆಲವರೆಲ್ಲ ಮೇಕಪ್ ಮಾಡ್ಕೊಂತಾರೆ,
1: ಅವ್ರವ್ರೆ
2: ಮಾಡ್ಕೊಂತಾರೆ, ಅಭ್ಯಾಸ ಆಯ್ತು. ಅವ್ರು ಕಾಸ್ಟ್ಯೂಮ್ಸ್ ಕಟ್ಟಿ ಬಿಡೋಕೆ ನಾನು ಓದಿದ್ದೆ ಕೆಲವು ಸರಿ, ನಮ್ಮ ಮಗಳಿಗೆಲ್ಲ ನಾನು ಕಟ್ಟಿ ಬಿಡ್ತೆ ಕೆಲವು ಸರಿ. ಅಂದ್ರೆ ಈ ಕ್ಯಾದ್ಗೆ ಮುಲ್ಲೆ ಮೇಲಿಂದೆಲ್ಲ ಕಟ್ಟು ಬರ್ತಿಲ್ಲ ನಂಗೆ, ಕೆಳಗಿನ ಕಸೆ ಹಾಕುದು ಅದೆಲ್ಲ ನಾ ಕಟ್ಟಿ ಬಿಡ್ತೇವೆ ಅವರಿಗೆಲ್ಲ. ಅದು ಜಾಸ್ತಿ ಹೊರಗಿನವ್ರನ್ನೇ ಕರ್ಸುದು ನಾವು, ಸ್ವಲ್ಪ ಪ್ರೋಗ್ರಾಮ್ ಟೈಮ್ ಫ್ರೀ ಇರ್ಬೇಕಂತ.
1: ಅದ್ ನೀವು ಈ ಪ್ರಸಂಗನೆಲ್ಲ ತಕಂತ್ರಲ್ಲೇ ದೂರ ದೂರಕ್ಕೆ ಹೋತ್ರಿ ಅಥವಾ ಇಲ್ಲೇ ಹತ್ರನೇ ಸುತ್ತಾಡ್ತ್ರ? ಯಾಕಂದ್ರೆ ಹೊಯ್ಕಲ್ಲ ಹಾಪುದು ಬಪ್ಪುದು ಎಲ್ಲ ಇರುತ್ತಲ್ಲ, ಅದೆಲ್ಲ ಹ್ಯಾಂಗ್ ಮಾಡ್ತೀರಿ ನೀವು?
2: ನಾವು ಯಾರು ಎಲ್ಲಿ, ನಾವು ಬೆಂಗಳೂರಲ್ಲೂ ಆಟ ಮಾಡಿತ್ತು ನಾವು.
1: ಹೌದಾ?
2: ಒಂದ್ ಆಟ ಬೆಂಗಳೂರಲ್ಲಿ ಮಾಡಿ ಬಂದಿತ್ತು, ಇದೇ ಕುಶಲವ ಪ್ರಸಂಗ.
1: ಓಕೆ, ಎಲ್ಲಿ ಮಾಡಿದ್ ಬೆಂಗಳೂರಲ್ಲಿ?
2: ಬೆಂಗಳೂರಲ್ಲಿ ಅಲ್ಲಿ ನೆಟ್ಕಲಪ್ಪ ಸರ್ಕಲ್ ಹತ್ರ ಒಂದು ಡ್ಯಾನ್ಸ್ ಸ್ಕೂಲ್ ಇದೆ, ನಂಗೆ ಕರೆಕ್ಟ್ ಹೆಸರು ನೆನಪಿಲ್ಲ. ಈ ಶ್ರುತಿಕಾನಂತ ಅಂತ ಹೇಳಿದ್ನಲ್ಲ ಡಾಕ್ಟರ್, ಅವ್ರ ಅಂಡರ್ ಆಗಿದ್ದದು. ಅವರು ಯಾರು ಡ್ಯಾನ್ಸ್ ಮಾಸ್ಟರ್ ಅಂತ ಕೃಷ್ಣ ಅಂತ ಹೆಸರು, ಅವರು ಭರತನಾಟ್ಯ ಇದ್ರು, ಅವ್ರ ಸ್ಕೂಲ್ ಅಲ್ಲೇ ಪ್ರೋಗ್ರಾಮ್ ಮಾಡಿದ್ ನಾವು. ಅವರು ಖುಷಿ ಪಟ್ರು ಭಾರಿ,
1: ತುಂಬಾ ಇಷ್ಟ.
2: ಅಂದ್ರೆ ಈಗ ಭಾರಿ ಹೊಸ್ತನದ ಕುಣಿತಗಳು ಅದೆಲ್ಲ ಇರ್ಲಿಲ್ಲ ನಮ್ಮಲ್ಲಿ, ಮತ್ತೆ ಭಾಷೆಗಳು ಈ ಮಾಮೂಲಿ ಮೇಳದ ಭಾಷೆಗಳು ಕಡಿಮೆ, ನಮ್ಮದೇ ಆದ ಪದ್ಯದ ಅರ್ಥಗಳು.
1: ಹೆಂಗೆ ಮೇಳದ ಭಾಷೆಗಳಲ್ಲ
2: ಮೇಳದಂದ್ರೆ, ಈಗೆಲ್ಲ ಇವತ್ ಮಾತಾಡಿದ್ ನಾಳೆ ಮಾತಾಡೋದಿಲ್ಲ ಅವ್ರು, ಬೇರೆ ಬೇರೆ ಅವ್ರ ಮನೆಯಿಂದ ಹೊರಟದ್ದು, ಬಸ್ಸಿಗೆ ಬಂದದ್ದು, ಬರುವ ವರ್ಷ ಯಾವ ಮೇಳಕ್ಕೆ ಹೋಗುದು
1: ಎಲ್ಲ
2: ತಕೊಂಡದ್ದು ಅದೆಲ್ಲ ಮಾತಾಡ್ತಾರೆ. ನಮ್ದೆಲ್ಲ ಆ ವಿಷಯಗಳ ಯಾವ್ದು ಬರೋದೇ ಇಲ್ಲ, ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು ಮತ್ತೆ ನಾವು ಏನ್ ಹೇಳಿಕೊಟ್ಟಿತ್ತು ಅದೇ, ಅದ್ರಲ್ಲಿ ಸ್ವಲ್ಪ ಸೇರಿಸ್ಕೊಳ್ತಾರೆ ಬೇಕಿದ್ರೆ ವಿಷಯಗಳೆಲ್ಲ. ಅಷ್ಟು ಬಿಟ್ಟರೆ ನಿಮ್ಗೆ ಈಗಲಿನ ಈ ನಮ್ದು ವೈಯಕ್ತಿಕ ಅರ್ಥಗಳು ಅದು ಯಾವ್ದು ಬರ್ಲಿಕ್ಕಿಲ್ಲ ನಮ್ಮಲ್ಲಿ. ಕುಣಿತಗಳು ಅಷ್ಟೇ, ಬಾರಿ ನೀವು ಕ್ಯಾದ್ಗೆ ಮುಲ್ಲೆ ನೆಲಕ್ಕೆ ತಾಕ್ಸುದು, ಹಿಂದ್ ಬಾಗುದು ಅದೆಲ್ಲ ಮಾಡ್ಲಿಕ್ಕಿಲ್ಲ, ಸರ್ಕಸ್ ಇಲ್ಲ, ಕುಣಿತಾರೆ.
1: ಜಿಮ್ನಾಸ್ಟಿಕ್ ಯಕ್ಷಗಾನ ಇಲ್ಲ,
2: ಯಾವುದು ಇಲ್ಲ, ಪ್ಯೂರ್ ಯಕ್ಷಗಾನ ಇರ್ಕಂತ. ಕುಣಿತಗಳು ಅಷ್ಟೇ, ಆಕಾರಗಳು ಹೊಸ್ತು ಕುಣಿದ್ರು ಅಡ್ಡಿಲ್ಲ, ಆಕಾರ ಬೇಕು ಅದಕ್ಕೆ, ಮತ್ತೆ ಕಾಲಲ್ಲಿ ಉಚ್ಚಾರ ಬೇಕು. ದಿನಾಗಡ್ದೇಮ್ ಕುಣಿದ್ರು ಅದೇ ಬರ್ಬೇಕು, ಒಟ್ಟು ಕಾಲು ಆಡ್ಸರ್ ಆಗುದಿಲ್ಲ. ನಾವು ಬಾರ್ಸೋರು ಹಂಗೆ ಅದನ್ನೇ ಬಾರಿಸ್ಬೇಕು ನಾವು, ದಿನ್ನಾಗಡ್ದಿಗೆ ಅದೇ ಅಂತ ಅದನ್ನೇ ಬಾರಿಸ್ಬೇಕು ಬಿಟ್ರೆ ಕೈ ಚುರುಕಿದೆ ಅಂತ ಬೇರೆ ಬಾರ್ಸಿದ್ರೆ ನಮ್ಗೆ ಅವ್ರಿಗೆ ಸೆಟ್ ಆಗುದಿಲ್ಲ. ಅವ್ರು ಕುಣದಕ್ಕೂ ನಾವು ಬಾರಿಸೋದಕ್ಕೂ ಅಷ್ಟು ಸೆಟ್ಟಿಂಗ್ ಇದ್ರೆ ಮಾತ್ರ ಚಂದ.
1: ಸೊ ನೀವು ಅದನ್ನ ಸಾಂಪ್ರದಾಯಿಕವಾಗಿ ಇಟ್ಕಂತಾನೆ ಒತ್ತು ಕೊಡ್ತೀರಾ?
2: ಜಾಸ್ತಿ ಕೊಡ್ತಾರೆ, ಆದ್ರೂ ಈ ಮಕ್ಕಳು ಹುಡುಗರು ಈಗ ಕೇಳುದಿಲ್ಲ, ಅವರು ಸ್ವಲ್ಪ ಈ ಬೇರೆ ಯಕ್ಷಗಾನ ಎಲ್ಲ ನೋಡಿ ಹೊಸ ಹೊಸ ಕುಣಿತ ಎಲ್ಲ ಶುರು ಮಾಡಿದ್ರು ನಮ್ಮಲ್ಲಿ.
1: ಮತ್ತೆ ಹೆಂಗ್ ಮನವೊಲಿಸ್ತ್ರಿ ಅವ್ರನ್ನ?
2: ಆದ್ರೂ ಒಪ್ಪುದಿಲ್ಲ, ಕೆಲವು ಮಧ್ಯದಲ್ಲಿ ಕೊಂಡು ಬಿಡ್ತಾರೆ, ರಂಗಸ್ಥಳದಲ್ಲಿ ಹೇಳುವಂಗಿಲ್ಲ, ಬಂದ ಮೇಲೆ ಬೈದ್ರು ಅಡ್ಡಿಲ್ಲ ಅಂದ್ಬಿಡ್ತರು. ಬಂದ್ ಚೌಕಿಯಲ್ಲಿ ತೊಂದ್ರೆ ಇಲ್ಲ, ಅಪ್ಪನ ಎಲ್ಲ ಬೈದು ತೊಂದ್ರೆ ಇಲ್ಲ, ಬೈದು ಅಲ್ಲಿ ರಂಗಸ್ಥಳದಲ್ಲಿ ಮಾತಾಡೋಂಗಿಲ್ಲ, ಅವ್ರು ಕೊಣದ್ ಬಾರಿಸ್ಲೇಬೇಕಾ, ಬಾರಿಸ್ಲಿಲ್ಲ ಅಂದ್ರೆ ನಮ್ಗೆ ಒಂಥರ ಸೇಮ್.
1: ಬಟ್ ನಿಮ್ಗೆ ಎದೆಯೊಳಗ ಒಂಥರ ಆತಿರತ್ತ?
2: ಆತಿರತ್ತ, ಆದ್ರೆ ಸಿಟ್ಟು ಬತ್ತು ಗೊತ್ತಾಗ್ತವ್ರಿ, ನಮ್ ಬದಿ ತಿರುಗುದೇ ಇಲ್ಲ, ಇಲ್ಲ ಚೌಕಿ ಬಂದ್ಮೇಲೆ ಅಲ್ಲ ಮತ್ ಕಂಡ್ಕೊಂಡಿರ್ತೇನೆ ಸುಮ್ಮನೆ.
1: ಸೊ ಇದೆಲ್ಲದ ನಡುವೆ ನೀವು ಇಷ್ಟು ವರ್ಷದಿಂದ 2006 ಶುರು ಮಾಡಿದ್ರೆ,
2: 2006-07 ಸ್ಟಾರ್ಟ್ ಮಾಡಿದ್ದು, ಕಂಟಿನ್ಯೂ ಆಗ್ತಾ ಇದೆ ಇಲ್ಲಿವರೆಗೆ. ಈಗ ವರ್ಷಕ್ಕೊಂದ್ 2 ಆಟಕ್ಕೆ ಬಂದಿದ್ದೇವೆ ಅಷ್ಟೇ.
1: ಮೊದ್ಲೆಲ್ಲ ಎಷ್ಟೆಷ್ಟು ಮಾಡ್ತಿದ್ರೆ?
2: ಒಂದ್ 8 ತಾಟ.
1: 8 ತಾಟ ಮಾಡ್ತಿದ್ರೆ ಈಗ ಈ ತರ ಹವ್ಯಾಸಿ ತಂಡ ಕಟ್ಕೊಂಡಿದ್ದು ನಿಮ್ಗೆ ಅಟ್ಲೀಸ್ಟ್ ಖರ್ಚು ಮಾಡೋ ದುಡ್ಡಾರು ಬತ್ತ ಹೆಂಗೆ?
2: ದುಡ್ಡು ಅಂತ ಇಲ್ಲ, 35,000 ಆಟ ಮಾಡ್ಕೊಂಡು 40,000 ಖರ್ಚು ಮಾಡುದಷ್ಟೇ.
1: ಆತರ
2: ಈಗ ದೂರದ ಬಂದಾರ ಅಟ್ಲೀಸ್ಟ್ ಬಸ್ ಚಾರ್ಜ್ ಯಾರು ಕೊಡ್ಕಲ್ಲ, ನಾವು ಬಂದ್ ಬೆಂಗಳೂರಿಂದ ಬಂದ್ರ ಅಂತ ಮಾಡುವ, ಅವ್ರಿಗೊಂದು ಬಸ್ ಚಾರ್ಜ್ ಯಾರು ಕೊಡ್ಕಲ್ಲ, ಅದೆಲ್ಲ ಕೊಟ್ಕೊಂಡು ಡ್ರೆಸ್ ಬಾಡ್ಗಿ ಹಿಮ್ಮೇಳದಾರ ಅವ್ರ ಇವ್ರದ್ದು ವೆಹಿಕಲ್ ಬಾಡ್ಗಿ ಎಲ್ಲ ಕೊಟ್ಕೊಂಡು ಕಳೆದ ವರ್ಷ ಒಂದ್ 3-4 ಆಟ ಹಂಗೆ ಆಯ್ತು. ಎಲ್ಲ ಆಟದಲ್ಲೂ ಒಂದ್ 5,000-6,000 ಕೈ ಬಿಡ್ತು
1: ನಿಮ್ ಕೈಯಿಂದ.
2: ನಮ್ ಕೈಯಿಂದ ಬಿಡ್ತು, ಅರೋ ಒಂದು ಖುಷಿ, ನಮ್ ಟೀಮ್ ಆಟ ಮಾಡ್ತಲ್ಲ ಅಂತ.
1: ಅದೊಂದು ಹುಚ್ಚು ಪ್ರೀತಿ ಇರುತ್ತಲ್ಲ ಯಕ್ಷಗಾನದ ಮೇಲೆ.
2: ಒಂದ್ ಯಕ್ಷಗಾನಕ್ಕಾಗಿ ಒಂದ್ ಇಂಚಿಷ್ಟು ಕಳೋದಂತ, ಬೇರೆದ ಕಲೆ ಎಷ್ಟೆಷ್ಟೋ ಕಳೀತು ನಾವು, ಹೋಗ್ಲಿ ವರ್ಷಕ್ಕೊಂದು 10,000-20,000 ಕಳೀತಪ್ಪ ನಮ್ ಖರ್ಚು ಅಂತ.
1: ಅಲ್ಲ
2: ನಮ್ದು ಆ ಮನಸ್ಥಿತಿ.
1: ಆದ್ರೆ ನೀವು ಯಕ್ಷಗಾನ ಬಿಟ್ಟದಂತ ಅಂದ್ರೆ ನೀವು ಚಂಡೆವಾದ?
2: ಚಂಡೆಗೆ ಬಿಟ್ಟಿದ್ದು ನಾನು ಪೆರ್ಡೂರು ಮೇಳದಲ್ಲಿ ಇದ್ದೆ ಅವಾಗ.
1: ಅದಕ್ಕಿಂತ ಮುಂಚೆ ಇಲ್ಲೆಲ್ಲ ಇದ್ದೀರಿ ಸರ್?
2: ಮುಂಚೆ ಸ್ಟಾರ್ಟಿಂಗ್ ನಾಗರಕೋಟ್ಗೆ ಮೇಳ ಅಂತ, ಅದರಲ್ಲಿ 2 ವರ್ಷ ಇದ್ದೆ. ಆ ನಂತರ ಅವ್ರ ಮೇಳ ಕೈದಾಯ್ತು, ಅದು ಭಾರಿ ಸಾಂಪ್ರದಾಯದ ಮೇಳ ಅದು. ಅದು ಸಾಂಪ್ರದಾಯ ಅಂದ್ರೆ ಅವ್ರ ವೇಷ ಹಿಂಗೆ ಇರ್ಬೇಕಂತ.
1: ಅದೆಲ್ಲಿ ಅದು? ನಾಗರಕೋಟ್.
2: ನಾಗರಕೋಟ್ಗೆ ಅಂದ್ರೆ ಹೊಸನಗರ ಮತ್ತೆ ಇದು ಕಾರ್ಗಡಿ ರಾಮಚಂದ್ರಪುರ ಮಠ ಇದೆಯಲ್ಲ,
1: ಹೌದು
2: ಅಲ್ಲೇ ಹತ್ರ ಅದು. ನಾಗರಕೋಟ್ಗೆ ದುರ್ಗಾಂಬ ಯಕ್ಷಗಾನ ಕಲಾ ಸಂಘ ಅಂತ ಮೇಳ ಅದು. ನಾನು ಅದ್ರಲ್ಲಿ 2 ವರ್ಷ ಇದ್ದೆ. ಅಲ್ಲಿ ಚೌಕಿಯೊಳಗೆ ಮೆಟ್ಟ ಹಾಕೊಂಡು ಹೋಗ್ಕಿಲ್ಲ, ಕಾಲು ಚೌಕಿ ಅಂದ್ರೆ ದೇವಸ್ಥಾನ ಅಂತ, ಚೌಕಿಯೊಳಗೆ ಬೀಡಿ ಸೇರ್ಲಿಕ್ಕಿಲ್ಲ, ಚೌಕಿಯೊಳಗೆ ಮೆಟ್ಟ ಹಾಕೊಂಡು ಹೋಗ್ಕಿಲ್ಲ. ನಾನು ಆ ವರ್ಷ ಇದ್ದೆ, 6 ತಿಂಗಳಲ್ಲಿ ನಾನು ಒಂದು 5-6 ಜಾತಿ ಚಪ್ಪಲಿ ಕಳ್ಕೊಂಡಿದ್ದೆ. ನಾನು
1: ಹೊರಗಡೆ
2: ಇಡುದು, ಆಟ ಬಂದ ಚಪ್ಪಲಿ ಹಾಕೊಂಡು ಹೋಗ್ತು. ಆವಾಗೆಲ್ಲ ಸಂಬಳ ಕೇಳಿದ್ರೆ ನಗಾಡ್ತಾರೆ, 6 ತಿಂಗಳಿಗೆ 2,000-2,500 ಸಂಬಳ. ತಿಂಗಳಿಗೆ
1: ಯಾವ ವರ್ಷದಲ್ಲಿ ಸರ್ ಇದು?
2: ಸಾಧಾರಣ 1990-91 1990-91 ಆ ಟೈಮ್ ನಲ್ಲಿ. ಅದು 2 ವರ್ಷ ಮಾಡಿದೆ. ಕಡೆಗೆ ಮನೆಗೆ ಬಂದೆ. ಮನೆಗೆ ಬಂದ ನಂತರ ಆ ವರ್ಷ ಕೊಳುವಾಡಿ ಅಂತ ಒಂದ್ ಮೇಳ ಇತ್ತು, ಹೆರಂಜಲ್ ಸುಬ್ಬಣ್ಣ ಗಾಣಿಗರು ಮಾಡಿದ್ರು. ಅದ್ರಲ್ಲಿ ಒಂದ್ 3 ತಿಂಗಳಿದ್ದೆ ನಾನು. ಕಡೆಗೆ ಅದು ಅವ್ಯವಸ್ಥೆ ಸ್ವಲ್ಪ, ನಾನು ಕಡೆಗೆ ಅಲ್ಲಿ ಬಿಟ್ಟು ಬಂದ್ಬಿಟ್ಟೆ. ಆ ನಂತರ ಸೌಕೂರು ಮೇಳಕ್ಕೊಂದು ಸ್ವಲ್ಪ ಟೈಮ್ ಹೋದೆ ಬದ್ಲಿಗಾಗಿ, ಅವ್ರಿಗೂ ಚಂಡೆಯವ್ರ ಪ್ರಾಬ್ಲಮ್ ಇತ್ತು ಅದಕ್ಕೋದೆ. ಆ ನಂತರ ಕಮಲ್ಶಲೆ ಮೇಳಕ್ಕೆ ಬಂದೆ. ಕಮಲ್ಶಲೆ ಮೇಳದಲ್ಲಿ ಒಂದ್ 2-3 ತಿರುಗಾಟ ಆಗಿದೆ ಟೋಟಲಿ ಒಂದೇ ವರ್ಷ. ಒಂದ್ ವರ್ಷ ಬಿಟ್ಟು ಕಡೆಗೆ ಅವರು ಬೇರೆ ಯಾರನ್ನ ಹಾಕೊಂಡ್ರು, ನಮ್ದೇ ಸರಿಯಾಗ್ಲಿಲ್ಲ, ಒಂದೇ ನಮ್ಗೆ ಸರಿಯಾಗ್ಲಿಲ್ಲ, ಏನೋ ಆಯ್ತು ಟೋಟಲಿ, ನಮ್ಗವ್ರಿಗೂ ಅಷ್ಟು ಸರಿ ಬರ್ಲಿಲ್ಲ. ಲಾಸ್ಟ್ ಅದೆಲ್ಲ ಬಿಟ್ಟು ಪೆರ್ಡೂರ್ ಮೇಳಕ್ಕೆ ಹೋದೆ, ಟೆಂಟ್ ಮೇಳಕ್ಕೆ ಅಂತ. ಒಂದ್ 2 ತಿರುಗಾಟ ಮಾಡಿದೆ ಅದ್ರಲ್ಲಿ, ಒಳ್ಳೆ ಖುಷಿ ಆಯ್ತು ಅಲ್ಲಿ, ಒಳ್ಳೆ ಕಲಾವಿದ್ರು ಮತ್ತೆ ತುಂಬಾ ಜನರ ಪರಿಚಯ ಆಗತ್ತೆ, ಎಲ್ಲ ವರ್ಗದ ಜನ ಸಿಕ್ತರು, ಒಳ್ಳೆಯವರು ಕೆಟ್ಟವರು ಎಲ್ಲ. ಆದ್ರೆ ನಂಗೆ ಪೆರ್ಡೂರ್ ಮೇಳಕ್ಕೆ ಹೋದ್ಮೇಲೆ ಬಾರಿ ನನ್ನ ಲೈಫೇ ಚೇಂಜ್ ಆಯ್ತು.
1: ಯಾವ ತರ ಚೇಂಜ್ ಆಯ್ತು
2: ಅಲ್ಲ, ಕೆಲವೊಂದು ಕಲಾವಿದ್ರು ಒಡನಾಟ, ಒಳ್ಳೆ ಕಲಾವಿದ್ರು, ನಮ್ಮ ಈ ಸುಬ್ರಹ್ಮಣ್ಯ ದಾರೇಶ್ವರ್ ನನ್ಗೆ ಭಾರಿ ಆತ್ಮೀಯರು, ಅವರು ನಮ್ ಭಾರಿ ಸಲಿಗೆ ಇತ್ತು. ಮತ್ತೆ ರಂಗಸ್ಥಳದಲ್ಲಿ ಅಂದ್ರೆ ಗಜಾನ ದೇವಾಡಿಗೆ ಮೈನ್ ಚಂಡೆಗಾರ, ನಾನು ಒತ್ತು ಚಂಡೆ ಅಂತ ಫಸ್ಟ್ ಬಾರಿಸೋರಿಗೆ. ಆದ್ರೆ ನಮ್ಮಲ್ಲಿ ಆ ಭೇದ ಇಲ್ಲ, ನಾ ಮನೆಗೆ ಬಂದು ನಮ್ ಮನೆ ಬರ್ತಿದ್ದೆ ಮಧ್ಯೆ ಮಧ್ಯೆ, ಮನೆಗೆ ಬಂದ ಹೋಪತ್ತಿಗೆ ಅವ್ರ ಮ್ಯಾನೇಜರ್ ಶಾಸ್ತ್ರಿಗಳಿಗೆ ಫೋನ್ ಮಾಡ್ತಿದ್ದೆ, ನಾನು ಬಪ್ಪ ಲೇಟ್ ಆಗ್ತು ಗಜಾನನ್ ಫಸ್ಟ್ ಹೋಪ್ ಕೇಳಿ ಅಂತಿದ್ದೆ. ನಾನು ಕಡೆಗೆ ಓದ್ತಿದ್ದೆ ಚಂಡೆಗೆ, ನಮ್ಮಲ್ಲಿ ಆ ಇದೆಲ್ಲ ಇರ್ಲಿಲ್ಲ. ಅವರು ಹಂಗೆ ಒಂದೊಂದು ದಿನ ರಾಧಣ್ಣ ನೀವು ಕಡೆ ಬನ್ನಿ ನಾ ಫಸ್ಟ್ ಓದೆ ಅಂತಿದ್ರು, ಭಾರಿ ವಿಶ್ವಾಸ ಇದ್ದಿತ್ತು. ದಾರೇಶ್ವರಿಗೂ ಹಂಗೆ, ಅವನೇ ಬೇಕು ಇವನೇ ಬೇಕಂತಿಲ್ಲ, ನಾ ಬಂದ್ರು ಖುಷಿ ಅವರಿಗೆ, ಹಂಗಾಗಿ ನಮ್ಗವ್ರಿಗೆ ವಿಶ್ವಾಸ. ಮತ್ತೆ ಬೇರೆ ಒಂದಿಷ್ಟು ಆಟ ಕಾಮಕ್ ಬಂದವರು ಹಂಗೆ ನಮ್ಗೆ ಭಾರಿ, ನಾವಂದ್ರೆ ಭಾರಿ ಪ್ರೀತಿ, ನಾವಂದ್ರೆ ಎಲ್ಲರೊಟ್ಟಿ ಮೂವ್ ಆಗ್ತೀವಿ, ನಾವು ದೊಡ್ಡ ಹಂಗೆ ಅಂತ ಇರ್ಲಿಲ್ಲ,
1: ಜಾಬ್ ತೋರಿಸುದಿಲ್ಲ
2: ಏನಿಲ್ಲ, ನಾ ಸಿಂಪಲ್ ಎಲ್ಲ ಮಕ್ಕಳೊಟ್ಟಿಗೆ ನಾ ಮಕ್ಕಳೊಟ್ಟಿಗೆ ಆಟ ಆಡ್ಕೊಂಡಿರತ್ತೆ. ದೊಡ್ಡವ್ರು ಸಿಕ್ಕರು ಅವ್ರ ಹತ್ರ ಚಂದ ಮಾತಾಡತ್ತೆ, ಮನೆಗೆಲ್ಲ ಕರ್ಕೊಂಡು ಹೋತ್ರು. ನಾವು ಮನೆಗೆ ಹೋದಾಗ ಒಂಥರ ಮನೆ ಅವರೊಟ್ಟಿಗೆ ಅವ್ರ ಮನೆಯವ್ರ ತರ ಇರತ್ತೆ ನಾವೆಲ್ಲ,
1: ಎಲ್ಲರೊಳಗೊಂದಾಗು ಮಂಕುತಿಮ್ಮ
2: ಅದೆಲ್ಲ. ಹಂಗಲ್ಲಾಗಿ ನಮ್ಗೆ ಒಂಥರ ಯಕ್ಷಗಾನದಲ್ಲಿ ಅದರಿಂದ ಏನೋ ಒಂಥರ ಚೇಂಜಸ್ ಬಂತು ನನಗೆ. ಮತ್ತೆ ಪೆರ್ಡೂರ್ ಮೇಳ ಸಾವುಕಾರ ಕರುಣಾಕರ್ ಶೆಟ್ರು, ಅವರು ಭಾರಿ ವಿಶ್ವಾಸ ನಮ್ಗೆ ಈಗಲೂ. ಈಗ ಕೂಡ ಸಿಕ್ಕರು. ಹಂಗಾಗಿ ನಮ್ಗೆ ಕೆಲವು ಅವ್ರ ಜೀವನ ನಮ್ಮ ಜೀವನಕ್ಕೆಲ್ಲ ಅಳವಡಿಸ್ಕೊಂಡೆ ನಾವು. ನಾವು ಹೀಗೇ ಇರಬೇಕು ಅಂದ್ರೆ ಆದರ್ಶ ಅಂತ. ಈ ಶಂಗನಾಳ ಸುರೇಶ್ ಶೆಟ್ಟರು ಭಾಗವತರು ಅವರು ದೊಡ್ಡ ಭಾಗವತರು, ಅದು ಏನು ಗೌರವ ಇಲ್ಲ, ಇವತ್ತು ಇಲ್ಲ ಅವರಿಗೆ. ನಮ್ಗೆ ನಾವು ಹಂಗೆ ಇದ್ರೆ ಜನ ನಮ್ಮ ಲೈಕ್ ಮಾಡ್ತಾರ ಅಂತ ನಾವು ಅದಕ್ಕೆ ಆ ಜೀವನಕ್ಕೆ ನಾವು ಎಲ್ಲ
1: ಅಳವಡಿಸ್ಕೊಂಡು
2: ಸ್ವಲ್ಪ ಆದಷ್ಟು ಎಲ್ಲ ಬಿಟ್ಟು ಬಿಡೋದು ಕಷ್ಟ ಆಗುತ್ತೆ. ಎರಡದಷ್ಟು ಅಂತ.
1: ಸೊ ಹಂಗೆ ನೀವು ಆದ್ರೆ ನೀವು ಕಡೆಗೆ ಎಂತಕ್ಕೆ ಬಿಟ್ಟಿದ್ದಂತ?
2: ನಮ್ಮ ಮನೆಯಲ್ಲಿ ನಾವು ಮೂರ್ ಜನ ಅಣ್ಣ ತಮ್ಮ, ನಮ್ದು ಒಂದು 9-10 acres ಜಮೀನ್ ಎಲ್ಲ ಇತ್ತು, ಅದೆಲ್ಲ ಡಿವೈಡ್ ಆಯ್ತು. ನನಗೂ ಮದುವೆ ಆಯ್ತು, ಮದುವೆ ಆಗಿ ಮಗು ದೊಡ್ಡ ಅಲ್ಲ ಕಡೆ ನಮ್ ತಮ್ಮ ಅಣ್ಣ ಎಲ್ಲ ಡಿವೈಡ್ ಮಾಡ್ಕಂತ ಎಲ್ಲ ಒಂದು 3-4 acres ಜಮೀನ್ ಬಂತು. ಅದ್ ನೋಡುವರಿಲ್ಲ, ಮನೆ ಎಲ್ಲ ಬೇರೆ ಬೇರೆ ಆಯ್ತು. ಎಲ್ಲ ಸಿಂಗಲ್ ಫ್ಯಾಮಿಲಿ ಆಯ್ತು, ನಾವು ಗಂಡ ಹೆಂಡತಿ ಮಗು ಅವ್ರವ್ರು ಬೇಬೇ ಇಲ್ಲ. ನಂಗ ಯಕ್ಷಗಾನ ರಾತ್ರಿ ನೆಡೋದಲ್ಲ, ಹಂಗಾಗಿ ಮನೆ ಬಿಡುವಂಗಿಲ್ಲ. ಇಲ್ಲ ಮಗು ಮತ್ತೆ ಹೆಂಡತಿ ಇಬ್ರೇ ಆಗ್ಬಿಡ್ತಾರೆ. ಹಳ್ಳಿ ವಾತಾವರಣ ಬೇರೆ, ಹತ್ರ ಮನೆ ಇಲ್ಲ. ಹಂಗಾಗಿ ಯಕ್ಷಗಾನ ರೆಗ್ಯುಲರ್ ಮೇಳಕ್ ಹೋಗೋದಕ್ಕೆ ಇದು ಮಾಡಿದೆ. ಕಡೆ ಈ ಸಂಘದ ಆಟಗಳು ಒಂಥರ ಮೇಳಕ್ ಹೋದಂಗೆ ಆಗ್ತಿತ್ತು ನನಗೆ. ತಿಂಗಳ 25 ಆಟಕ್ಕೆ ಹೋಗ್ತಿದ್ದೆ ನಾನು ಈ ಸಂಘಕ್ಕೆ. ಮತ್ತೆ ಕೆಲವು ಮೇಳದಲ್ಲಿ ಚಂಡೆಯವ್ರ ರಜೆ ಆದಾಗ ಫೋನ್ ಮಾಡ್ತಿದ್ರು, ಈ ಪೆರ್ಡೂರ್ ಮೇಳಕ್ಕೆ ಫೋನ್ ಮಾಡಿದ್ರು ತುಂಬಾ ಸಾರಿ. ಆ ವರ್ಷ ಒಂದು 5-6 ಆಟಕ್ಕೆ ಹೋಗಿದ್ದೆ ನಾನು. ಬೇರೆ ಯಾರು ಚಂಡೆಯವ್ರ ಬರ್ಲಿಲ್ಲ ಮರೆ, ರಾತ್ರಿ ಎಲ್ಲ ಫೋನ್ ಮಾಡಿದ್ರು ಒಂದ್ಸಲ, ಎದ್ದೆಲ್ಲ ಹೋಗಿದ್ದೆ. ಹಿಂಗೆಲ್ಲ ಆಯ್ತು. ಕಡೆಗೆ ಆ ನಂತರ ಒಂದು 20-25 ಆಟಕ್ಕೆ ಹೋಗ್ತಿದ್ದೆ. ಕಡೆ ನನ್ಗೆ ಬೇಜಾರು ಬಂದು ದಿನ ಬೆಳಿಗ್ಗೆ ಒಂಥರ ಮೇಳಕ್ಕೆ ಹೋದಂಗೆ ಆಗ್ತಿತ್ತ. ಕಡೆ ಕೆಲವರಿಗೆಲ್ಲ ನಾನು ಕೆಲವು ಚಂಡೆಯವ್ರ ಆಟ ಇಲ್ಲದೆ ಇರೋರೆಲ್ಲ ಇದ್ರು, ಬರೀ ಯಕ್ಷಗಾನ ನಂಬ್ಕೊಂಡಿದ್ದವ್ರು. ಕೆಲವೊಂದ್ ನನ್ನ ಆಟನ ಅವ್ರಿಗೆ ಕಳಿಸ್ತಿದ್ದೆ ನಾನು, ಏ ನಂಗ್ ಸ್ವಲ್ಪ ಫ್ರೀ ಇಲ್ಲ ನೀ ಒಂಚೂರು ಹೋತಿ ಅಂತ. ನಾನು ಅವ್ರ ಆಟದ ಮಾಡಿಸೋರಿಗೆ ಹೇಳ್ತಿದ್ದೆ ನನ್ಗೆ ಆರಾಮಿಲ್ಲ, ಅವನ್ ಕಳಿಸ್ತಾ ಇದ್ದೆ, ಅಡ್ಡಿಲ್ಲ ಕಳಿಸಿ ತೊಂದ್ರೆ ಇಲ್ಲ ಅಂತಿದ್ರು. ಕೆಲವರಿಗೆಲ್ಲ ಮನ್ಸಿಗೆ ಒಪ್ಪುದಿಲ್ಲ,
1: ನೀವೇ ಬೇಕು
2: ನಾವೇ ಬೇಕಂತ. ಅಂತ ಇದ್ರಲ್ಲ ನೋಡುವ ಟ್ರೈ ಮಾಡ್ತೆ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಹೋಗ್ತಿದ್ದೆ. ಕಷ್ಟ ಆಗುತ್ತೆ ಕೆಲವು ಕಡೆ ಆಟಕ್ಕೆಲ್ಲ, ಲೇಟ್ ಆಗುತ್ತಂತ ಮನೆ ಗಂಡ ಹೆಂಡತಿನ ಮಗಳನ್ನ ಕರ್ಕೊಂಡು ಹೋದಿದ್ದೆ ಆಟಕ್ಕೆ.
1: ಹೌದಾ?
2: ಕಾರಲ್ಲಿ ಕರ್ಕೊಂಡೋಗಿ ಅವಳನ್ನ ಊಟ ಮಾಡಿಸಿ ಎದುರು ಆಟಕ್ಕೆ ಕೂರಿಸಿ ಬಿಡುದು.
1: ಹಾಗೆ ಅವ್ರಿಗೆ ಆಟದ ಆಸಕ್ತಿ ಬಂದ ಹಾಗೆ?
2: ಇಲ್ಲ ಅಲ್ಲ, ಅಷ್ಟು ಮುಂಚೆನೆ ಬಂದ್ಬಿಟ್ಟಿದ್ದ, ಮುಂಚೆನೆ ಬಂದಿತ್ತು. ಹತ್ರ ಹತ್ರ ಮತ್ ಕೆಲವು ರಾತ್ರಿ ಲೇಟ್ ಆಗುದಿದ್ರು ಅವ್ರಿಗೂ ಹೆದರಿಕೆ, ನಾ ರಾತ್ರಿ ಒಬ್ಬನೇ ಬರ್ಕಲ್ಲ, ಏ ನಾವು ಬಂದ್ಬಿಡ್ತ ಅಂತ. ನಮ್ಮೊಟ್ಟಿಗೆ ಬಂದು ಅಲ್ಲಿ ಆಟದಲ್ಲಿ ಊಟ ಮಾಡ್ಕೊಂಡು ಎದುರು ಆಟಕ್ಕೆ ಅಮ್ಕೊಟ. ಆಟಕ್ಕೆ ಜನ ಇಲ್ದಿರ್ ಜನ ಆದಂಗು ಆಯ್ತು ಎರಡು ಜನ. ಬೆಳಿಗ್ಗೆ ಆಟ ಮುಗಿಸಿ ಮನೆ ಕರ್ಕೊಂಡ್ ಬಾಪದ ಗಾಡಿ.
1: ಇಲ್ಲ ಆಯ್ಕಿತ್ತು ನಿಮ್ದು ಕತೆ, ಫ್ಯಾಮಿಲಿ ಫುಲ್ ಆಟ ಯಕ್ಷಗಾನ.
2: ಈಗಲೂ ಅಷ್ಟೇ, ಯಕ್ಷಗಾನ ಇತ್ತಂದ್ರೆ ನಮ್ ಮಗಳು ಹೋಗುದೆ ಅಲ್ಲೆಲ್ಲಾರು, ಅಪ್ಪ ಬನ್ನಿ ಹೋಗು
1: ಎಲ್ಲಾರು,
2: ಅಮ್ಮ ಬರ್ಲಿ ಬಿಡ್ಲಿ ಅಪ್ಪ ಹೊರಡಿ ಅಂತ
1: ಎಲ್ಲಾರು
2: ಎಲ್ಲಾದ್ರು.
1: ಅಷ್ಟು ಯಕ್ಷಗಾನದ ಗೀಳು.
2: ಹೌದು.
1: ಆದ್ರೆ ಬೆಂಗಳೂರಿಗೆ ಕೆಲಸ
2: ಮಾಡ್ಕೊಳ್ಳಿ
1: ಸರ್, ತುಂಬಾ ಖುಷಿ ಆಯ್ತು. ಆದ್ರೆ ಇನ್ನೊಂದು ವಿಷಯ ನಾ ತಿಳ್ಕೊಂಡ್ಕೆ ಅಂತಂದ್ಕೇಂದ್ರೆ, ಈ ಯಕ್ಷಗಾನದಲ್ಲಿ ಈಗ ಏನೆಲ್ಲ ಬದಲಾವಣೆ ಆಗಿದೆ ಅದನ್ನ ನೀವು ಒಪ್ಲಿಕ್ಕೆ ಅಷ್ಟೊಂದು ಆ ಮನಸ್ಥಿತಿಯಲ್ಲಿ ಇಲ್ಲ?
2: ಅಲ್ಲ, ಬದಲಾವಣೆ ಸಹಜ ಬಿಡಿ, ಆದ್ರೆ ಅತೀ ಅಷ್ಟು ಒಳ್ಳೇದಲ್ಲ ಅನ್ಸುತ್ತೆ. ಅತೀ ಬದಲಾವಣೆ ಮಾಡಿ ಯಕ್ಷಗಾನಕ್ಕೆ ತೊಂದರೆ ಆಗ್ಬಾರ್ದು. ಇಲ್ಲ, ಬದಲಾವಣೆ ಇಲ್ಲ ಅಂದ್ರೆ ಯಕ್ಷಗಾನ ನೋಡೋರ ಸಂಖ್ಯೆ ಕಡಿಮೆ. ಈಗಲಿನ ಕೆಲವು ಮೇಳಗಳು ಅದು ಕತೆ ಎಲ್ಲ ಕೇಳ್ಬೇಡಿ, ಪಿಕ್ಚರ್ ಹಾಡುಗಳ ವಿಪರೀತ ಪಿಕ್ಚರ್ ಹಾಡುಗಳು, ಅದು 150-300 ಆಟ ಓಡಿದೆ ಈ ವರ್ಷ. ಈಗ ನಾವು ಬಾರಿ ಸಂಪ್ರದಾಯ ಅಂತ ಇಟ್ಕೊಂಡ್ರೆ ಆಟ 100 ಆಟ ಓಡೋದಿಲ್ಲ,
1: ಕಾಂಬರಿಲ್ಲ,
2: ಅನಿವಾರ್ಯ. ಒಂದಿಷ್ಟು ಜನಗೆ ಮನೋರಂಜನೆ ಸಿಕ್ತು, ಅದಿಷ್ಟು ಕಲಾವಿದರಿಗೆ ಒಳ್ಳೆ ಸಂಬಳ ಸಿಕ್ತು, ಒಳ್ಳೆ ಊಟ ಸಿಕ್ತು, ಒಂದು ಸಂಸಾರ ನಡೀತಲ್ಲ.
1: ಹೌದು.
2: ಆ ದೃಷ್ಟಿಯಿಂದ ನಾವು ರಾಜಿ ಮಾಡ್ಕೊಳ್ಕೆ,
1: ರಾಜಿ ಮಾಡ್ಕೊಳ್ಕೆ, ರಾಜಿ ಅಂತ ಹೇಳಿದ್ರೆ
2: ರಾಜಿ ಮಾಡ್ಕೊಳ್ಕೆ. ನಾವಂದ್ರೆ ಈ ಸಂಪ್ರದಾಯ ಬಿಡಬಾರ್ದು, ಕೆಲವು ಪ್ರದೇಶದಲ್ಲಿ ಬೇಕು, ಇದು ಬೇಕು, ಎರಡು.
1: ಸೊ ಎರಡು ಬೇಕಂತ.
2: ಅನ್ನದೊಟ್ಟಿ ಪಾಯಸ ಕಣುಮ್ದಲ್ಲ, ಪಾಯಸ ಒಂಬತ್ತಿ ಪಾಯಸ ಒಮ್ಮದೆ, ಅನ್ನ ಸಾರು ಒಂಬತ್ತಿ ಅನ್ನ ಸಾರು ಒಮ್ಮದೆ, ಹಂಗಿದ್ರೆ ಚಂದ.
1: ಓಕೆ. ಸೊ ಈಗ ನೀವು ಪ್ರಸಂಗದ ವಿಷಯಕ್ಕೆ ಬಂದ್ರೆ ನಿಮ್ಗೆ ಯಾವ್ದು ಪೌರಾಣಿಕ ಇಷ್ಟ ಅಥವಾ ಸಾಮಾಜಿಕ? ಆತರ
2: ಪೌರಾಣಿಕ. ನಂಗೆ ಸಾಮಾಜಿಕ ನಾನು ಆಟ ನೋಡುದೇ ಇಲ್ಲ,
1: ಕಾಂತೆ ಇಲ್ಲ,
2: ಕಾಂತೆ ಇಲ್ಲ. ಬೆಳಗ್ಗೆ ಬೆರಳು ಎಣಿಕೆ, ನಾನು ನಾಗವಲ್ಲಿ ಪ್ರಸಂಗ ನಾ ಪೆರ್ಡೂರ್ ಮೇಳದಲ್ಲಿ ಇರ್ತಾ, ಆ ವರ್ಷ 200 ಪ್ರಯೋಗ ಆಗಿದೆ ಒಂದ್ ಸೀಸನ್ ಅಲ್ಲಿ. ದಿನ ಅದೇ ದಿನ ಏನು ನಿನ್ನೆ ಏನ್ ಬಾರ್ಸೈತಿ ಇವತ್ತು ಅದೇ ಬಾರ್ಸೋದು, ಅದನ್ನೇ ಕೇಳೋದು, ಅದೇ ಮಾತು ನನಗೆ ತಲೆ ಎಲ್ಲ ಇದಾಗಿ. ನಾನು ಡಿಸೆಂಬರ್ ಅಲ್ಲಿ ಜನವರಿಯಲ್ಲೇ ಕರುಣಾಕರ ಶೆಟ್ಟಿ ಹೇಳಿದ್ದೆ, ಬರುವಷ್ಟು ನಾ ಮೇಳಕ್ ಬರುದಿಲ್ಲ ಮಾರ್ರ ಅಲ್ಲಿ. ನಂಗೆ ತಡಕಿಲ್ಲ, ದಿನ ಒಂದೇ, ಬೇರೆ ಚೇಂಜಸ್ ಇಲ್ಲ, ನಾವು ಬೇರೆ ಬಾರ್ಸ್ಲಿಕ್ಕೂ ಇಲ್ಲ. ನಿನ್ನೆ ಏನ್ ಬಾರ್ಸಿತಿ ಇವತ್ತು ಅದೇ, ಅವ್ರ ಕುಣಿಯುದು ಅದೇ, ನನಗೊಂಥರ ಹುಚ್ಚಿಡ್ದಂಗ ಆಗ್ಬಿಟ್ಟಿತ್ತು ಆ ವರ್ಷ.
1: ಅದು ಏಕತಾನತೆ ಅನ್ಸ್ಬಿಡ್ತು.
2: ಒಂದೇ ತರ ಚೇಂಜಸ್ ಇಲ್ಲ ಯಾವುದು. ನಾನು ಜನವರಿಗೆ ಹೇಳಿಬಿಟ್ಟಿದ್ದೆ, ಇಲ್ಲಿ ನಾ ಬರೋ ವರ್ಷ ಬರೋದಿಲ್ಲ, ನೀವು ಜನ ಮಾಡ್ಕೊಳ್ಳಿ ಅಂತ. ಅದು ಒಂದು ಕಾರಣ ಆಯ್ತು. ಅದೇ ಟೈಮ್ನಲ್ಲಿ ಡಿವೈಡು ಅದು ಮನೆಯಲ್ಲೇ ಎಲ್ಲ ಒಟ್ಟಾಯ್ತು. ಅದ್ರ ಮೇಲೆ ನಾನು ಈ ಸಾಮಾಜಿಕ ಮತ್ತೆ ಹೊಸ ಪ್ರಸಂಗ ನೋಡು ಕಡಿಮೆ.
1: ನಿಮ್ಗೆ ಚಂಡಿ ಕರೆದ್ರು ಹೋತಿಲ್ಲ ನೀವು?
2: ಚಂಡಿ ಕರೆದ್ರು ಹೊಸ ಪ್ರಸಂಗದಲ್ಲಿ ಕರೋದಿಲ್ಲ ಯಾರು ಈಗ
1: ಕರೋದಿಲ್ಲ.
2: ಇಲ್ಲ, ಅವ್ರದ್ದೇ ಆದ ಒಂದು ಮೇಳಗಳಲ್ಲಿ ಬಿಟ್ರೆ ಸಂಘದಲ್ಲಿ ಯಾರು ಹೊಸ ಪ್ರಸಂಗ ಮಾಡುದಿಲ್ಲ. ಹವ್ಯಾಸಿ ಆಟಗಳಲ್ಲಿ ಮಾಡ್ತಾರಲ್ಲ ಎಲ್ಲೂ, ಪೌರಾಣಿಕ ಬಿಟ್ಟರು ಹೊಸ ಪ್ರಸಂಗ ಮಾಡುದಿಲ್ಲ.
1: ಇದಕ್ಕೆ ನೀವು ಟೈಮ್ ಡ್ಯೂರೇಷನ್ ಎಷ್ಟು ಇಟ್ಕಂತ್ರಿ?
2: ಯಾವ್ದಕ್ಕೆ
1: ಕಾಲಮಿತಿ ನಿಮ್ದು?
2: ನಮ್ದು 3.5 ತಾಸು.
1: ಹವ್ಯಾಸಿ ಆದ್ರೆ 3.5 ತಾಸು.
2: ನಮ್ದು 3.5 ತಾಸು, 3.5 ಗಂಟೆ ಆಟ ಮಾಡತ್ ನಾವು. ನಮ್ ಟೀಮ್ ಇದು ಎಲ್ಲರದು ಅಷ್ಟೇ, ಒಂದ್ 4 ಗಂಟೆ ಟೈಮ್ ನಲ್ಲಿ ಮುಗಿಸ್ರಿ, 8 ಗಂಟೆ ಶುರು ಆದ್ರೆ 12 ಗಂಟೆ ಕೈದಾಗತ್ತೆ.
1: ಈಗ ನಂಗೆ ನಿನ್ನೊಂದು ಪ್ರಶ್ನೆ ಅಂತ ಕೇಳ್ರಿ, ಈಗಿನ ಯುವ ಜನತೆ ನಿಮ್ ತರನೇ ಚಂಡಿ ಎಲ್ಲ ನನ್ನ ಚಂಡವಾದಕ ಚಂಡವಾದಕ ಆತ ಹಂಗಲ್ಲ ಅಂದ್ರೆ ಅವ್ರ ಬದುಕು ಕಾತ್ತ ಅದನ್ನೇ ನಂಬ್ಕೊಂಡು?
2: ಈಗ ನೀವು ಸಾಫ್ಟ್ವೇರ್ ಇಂಜಿನಿಯರ್ ದುಡಿದಕ್ಕಿಂತ ಯಕ್ಷಗಾನ ಕಲಾವಿದ್ರು ಜಾಸ್ತಿ ದುಡಿತಾ ಇದ್ರು. ದಿನ ಅವ್ರ ದಿನ ಒಂದ್ ಪ್ರೋಗ್ರಾಮ್ 3,000 ತಗೊಂತರು, ದಿನ 3 ಪ್ರೋಗ್ರಾಮ್ ಹೋಗ್ತರು, 9,000 ಆಯ್ತಲ್ಲ. ಎಲ್ಲ ದಿನ ಇರುತ್ತಂತಲ್ಲ, ಎವರೇಜ್ 3,000 ಕಟ್ರು, ತಿಂಗಳಿಗೆ 9,000 ಆಯ್ತಲ್ಲ. ಇನ್ವೆಸ್ಟ್ಮೆಂಟ್ ಇಲ್ಲಲ್ಲ ಅವ್ರಿಗೆ, ಏನೋ ಮುಚ್ಚಿಗೆ ಹೊರದವ್ರು ಬಿಟ್ರೆ ಅದು ಎಷ್ಟು, ಒಂದು 3-4 ಗಂಟೆ ಹೊತ್ತು ಚಂಡೆ ಬಾರ್ಸಲ್ಲ. ಈ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರು 10 ಗಂಟೆ ದುಡಿಕಲ್ಲ, ಒಂದೂವರೆ ಲಕ್ಷ ಸಂಬಳ ಕೊಡ್ತಾರೆ, ಅದು ಬೇರೆ. 10 ಗಂಟೆ ವರ್ಕ್ ಅಲ್ಲ.
1: ಅದಕ್ಕಿಂತ ಇದು ಬಾರಿ ಒಳ್ಳೇದು.
2: ಈಗ ಯಕ್ಷಗಾನ ನೀವು ಗವರ್ಮೆಂಟ್ ಜಾಬ್ ಗಿಂತ ಸೇಫ್
1: ಸೇಫ್ ಅಂತ
2: 100%. ಯಾವ ಕೆಲವರು ಒಪ್ಪುದಿಲ್ಲ ಕಲಾವಿದ್ರು, ಆದ್ರೆ ನಂದ್ರಷ್ಟೇ. ನಾನಿದ್ರು ಬರುತ್ತೆ ಈಗ, ನನ್ಗೀಗ 54 ವರ್ಷ. ನಾನೀಗ ನಾವು ಜಮೀನ್ ಗಿಮೀನ್ ಏನಿಲ್ಲ ಅಂದ್ರು ಬರೀ ಯಕ್ಷಗಾನದಲ್ಲೇ ಜೀವನ ಮಾಡಿ ತೋರಿಸ್ತೇನೆ ನಾನು ಬೇಕಿದ್ರು.
1: ಅದರೊಟ್ಟಿಗೆ ನೀವು ಕೃಷಿಯೂ ಮಾಡ್ತೀರಿ?
2: ನಾವು ಫುಲ್ ಟೈಮ್ ಕೃಷಿ, ಈಗ
1: ಕೃಷಿಕರಾಗಿದ್ದೇವೆ,
2: ಫುಲ್ ಟೈಮ್ ಕೃಷಿ. ಸಣ್ಣಿಂದ ನಾವು ಕೃಷಿ ಆಸಕ್ತಿ ನನಗೆ, ನಮ್ದೇ ಆದ ಮೆಥಡ್ ಗಳು ತೋಟದಲ್ಲೆಲ್ಲ
1: ಎಕ್ಸ್ಪೆರಿಮೆಂಟ್ ಮಾಡ್ತಾ
2: ಇರತ್ ನಮ್ದು. ನಮ್ದೊಂಥರ ಹಂಗೆ ಎಕ್ಸ್ಪೆರಿಮೆಂಟ್ ಲ್ಯಾಂಡ್ ಅಂತ ಎಲ್ಲ ಹಂಗೆ ಹೇಳೋದು.
1: ಹಂಗಾರ ರಾಧಾಕೃಷ್ಣ ಅವರನ್ನ ಇನ್ನೊಂದ್ಸಲ ಕೃಷಿ ಸಮಾಚಾರಕ್ಕೂ ಮಾತಾಡ್ಸ್ಲಕ್ಕೇನು
2: ನೋಡುವ.
1: ಇವತ್ತು ಯಕ್ಷ ಸಮಾಗಮದಲ್ಲಿ ರಾಧಾಕೃಷ್ಣ ಕುಂಜತ್ತಾಯರು ಯಕ್ಷ ಕಲಾವಲ್ಲರಿ, ಇವರದೇ ಮಹಿಳಾ ಯಕ್ಷಗಾನ ಹಳ್ಳಿ ಹೊಳೆ ಈ ತಂಡದ ಬಗ್ಗೆ, ಅವರ ವೈಯಕ್ತಿಕ ಚಂಡೇವಾದಕರಾಗಿ ಏನೆಲ್ಲ ಇತ್ತು ಅದ್ರ ಬಗ್ಗೆ ಮಾತಾಡ್ರಿ ಸರ್. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ.
2: ನಿಮಗೂ ಕೂಡ ನಮ್ನ ಇಲ್ಲಿ ಕರೆಸಿ ಒಂದು ಒಂದಿಷ್ಟು ವಿಷಯಗಳನ್ನು ಹೊರಗೆ ತೆಗೆದ್ರಿ, ಕಡಿಮೆ ಒಂದಿಷ್ಟು ಜನರಿಗೂ ನಮ್ ಪರಿಚಯ ಆಗುತ್ತೆ ಈಗ ಇದು ಕೇಳದವರಿಗೆ. ನಿಮಗೂ ಕೂಡ ತುಂಬಾ ತುಂಬಾ ಧನ್ಯವಾದ.
1: ಇನ್ನೊಂದ್ಸಲ
2: ಬರ್ದ ವತಿಯಿಂದ ನನ್ನ ಮತ್ತು ವೈಯಕ್ತಿಕ
1: ಧನ್ಯವಾದಗಳು. ಇನ್ನೊಂದ್ಸಲ ಬರ್ಕ್ ನೀವು ನಮ್ಮ ಕೃಷಿ ಸಮಾಚಾರ ಅಂತ ನೀವು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತೀರಿ ಅಂದ್ರಲ್ಲ, ನಾವು ಅದ್ರ ಬಗ್ಗೆ ಮಾತಾಡೋಣ
2: ಅಕ್ಕ.
1: ಥ್ಯಾಂಕ್ ಯು ಪ್ರಿಯ ಕೇಳುಗ್ರೆ, ಯಕ್ಷ ಸಮಾಗಮವನ್ನು ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ನೀವು ಕೇಳ್ತಿಪ್ಪದ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮುಂದಿನ ಸಂಚಿಕೆಯಲ್ಲಿ ಮತ್ಸಿಕ್ವ ಕಾಯ್ತಾ ಇರಿ. ದಿನೇಶ್ ಉಪ್ಪೂರರ ಸಂಗ್ರಹದ ಯಕ್ಷಗಾನ ಭಾಗವತಿಕೆಯ ಪದಗಳು.